ತೇಜಸ್ವಿನಿ ಕೇಳುಗರಿಗೆ ವರಮಹಾಲಕ್ಷ್ಮಿ ವ್ರತದ ಶುಭಾಶಯಗಳು. ಲಕ್ಷ್ಮಿಯು ನಿಮಗೆ ಸಕಲ ಐಶ್ವರ್ಯ ನೀಡಿ ಅನುಗ್ರಹಿಸಲಿ, ನಿಮ್ಮೆಲ್ಲ ಆಸೆ ನೆರವೇರಿಸಲಿ, ಹಬ್ಬದ ಸಂತೋಷ ಹೆಚ್ಚಲಿ, ಭವಿಷ್ಯ ಉಜ್ವಲವಾಗಲಿ, ಹಾಗೆ ಅಷ್ಟಲಕ್ಷ್ಮಿಯರ ಕೃಪೆ ನಿಮ್ಮೆಲ್ಲರಿಗೂ ಇರಲಿ ಅಂತ ಹೇಳ್ತಾ ಕೇಳುಗರೆ, ಇಂದು 2026 ಇಸ್ವಿಯ ಆಗಸ್ಟ್ ತಿಂಗಳ 21 ತಾರೀಕಿನ ಶುಕ್ರವಾರ ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಕೇಳುಗರ ಬನ್ನಿ, ಇದನ್ನು ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿದೆ ಎಂಬುದರ

ಇಂದು ಬೆಳಗ್ಗೆ 6:54 ಕರುನಾಳು, ಬೆಳಗ್ಗೆ 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಾಗದ ಬೆಳಕು ಕಾರ್ಯಕ್ರಮ, 7:25 ಜ್ಞಾನಸುಧ, 7:35 ಆಕಾಶವಾಣಿ ವಾರ್ತೆಗಳು, 7:45 ಶ್ರೀ ವರಮಹಾಲಕ್ಷ್ಮಿ ವ್ರತಾಚರಣೆಯ ವಿಶೇಷ ಕಾರ್ಯಕ್ರಮ, 8:15 ಶುಭಾಶಯ ಕಾರ್ಯಕ್ರಮ, 8:21 ಆಸ್ಪತ್ರೆಯ ವೈದ್ಯರ ಪ್ರಕಟಣೆ, 8:23 ಬೆಳೆ ಬೆಲೆ, 8:25 ವಿಜ್ಞಾನ ವಿಸ್ಮಯ, 8:35 ಗೀತ ಸುನಾದ ಕಾರ್ಯಕ್ರಮ, 8:45 ಮುಕ್ತ ವ್ಯಸನ ಬದುಕು ಹಸನ ಕಾರ್ಯಕ್ರಮ.

9:20ಕ್ಕೆ ನಮ್ಮೂರು, 9:50ಕ್ಕೆ ಗಾನ ಗಂಧರ್ವ, 10:20ಕ್ಕೆ ಕಾನೂನು ಸಲಹೆ, 11:00ಗೆ ಭಾವಸಂಚನ ಕಾರ್ಯಕ್ರಮ, 11:30ಕ್ಕೆ ಹಾಡು ಹೊಸ, 11:40ಕ್ಕೆ ಈ ದಿನದ ವಿಶೇಷ ಕಾರ್ಯಕ್ರಮ, 11:55ಕ್ಕೆ ಪತ್ರಿಕಾ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆತ್ಮೀಯರೇ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತದೆ.

ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗೀರವರು ಪ್ರಸ್ತುತಪಡಿಸುವ ಕರುಣಾಳುಬ ಬೆಳಿಗ್ಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾ.

ಘಟನೆ ನನ್ನ ಮನಸ್ಸನ್ನು ಬಹಳ ಕಲಕಿದಂತ ಘಟನೆ ಇದು. ಇದು 70ರ ದಶಕದಲ್ಲಿ ಆದಂತಹದ್ದು. ಜಪಾನಿನ ರಾಜಧಾನಿ ಟೋಕಿಯೋ ಇದೆಯಲ್ಲ, ಅಲ್ಲೊಂದು ಅತ್ಯಂತ ಸುಂದರವಾದ ವ್ಯವಸ್ಥಿತವಾದ ಹೋಟೆಲ್ ಅದ. ಆ ಹೋಟೆಲ್ ಹೆಸರು ಶೂಚಿ ಅಂತ. ಶುಚಿ ಅಲ್ಲ, ಶೂಚಿ. ಆ ಹೋಟೆಲ್ ಪ್ರಾರಂಭವಾದದ್ದು ಬೆಳೆದದ್ದೇ ಒಂದು ಅದ್ಭುತ ಕತೆ. ಒಬ್ಬ ಹುಡುಗ ಹಳ್ಳಿಯಿಂದ ಓಡಿ ಬಂದ, ಭವಿಷ್ಯವನ್ನು ಕಂಡುಕೋಬೇಕು ಅಂತ ಟೋಕಿಯೋ ನಗರಕ್ಕೆ ಬಂದ. ಶಾಲೆ ಸರಿಯಾಗಿ ಕಲ್ತಿಲ್ಲ, ಯಾವ ಹಿನ್ನೆಲೆಯೂ ಇಲ್ಲ. ಈ ಹುಡುಗನಿಗೆ ಯಾವ ಕೆಲಸ ಸಿಕ್ಕಿತು? ಯಾವುದೋ ಒಂದು ಹೋಟೆಲ್ಗೆ ಹೋದ, ಮಾಣಿಯಾಗಿ ಸೇರ್ಕೊಂಡ. ಸಣ್ಣ ಹುಡುಗ, ದೊಡ್ಡ ದೊಡ್ಡ ತಟ್ಟೆ ಎತ್ತೋಕ್ಕಾಗಲ್ಲ ಅವನಿಗೆ, ಟೇಬಲ್ ಎತ್ತಿ ಒರೆಸೋಕ್ಕಾಗಲ್ಲ. ಆ ಬಾಲಕ ಏನು ಮಾಡ್ದ, ಈ ಹುಡುಗ ದೊಡ್ಡ ದೊಡ್ಡ ತಟ್ಟೆ ಹೊರೋಕ್ಕಾಗಲ್ಲ, ಪಾತ್ರೆ ತೊಳೆಯೋ ನೀನು ಅಂತ ಕೂಡಿಸ್ಬಿಟ್ಟ. ಈ ಹುಡುಗ ಎಷ್ಟು ಶ್ರದ್ಧೆಯಿಂದ ಪಾತ್ರೆ ತೊಳೆದ, ತಟ್ಟೆ ಲೋಟ ತೊಳೆದು, ಬರೀ ತೊಳೆಯೋದಷ್ಟೇ ಅಲ್ಲ, ಚೆನ್ನಾಗಿ ಒರೆಸಿದ, ಒಣಗಿಸಿದ, ನೀಟಾಗಿ ಜೋಡಿಸಿಟ್ಟ. ಯಜಮಾನ್ರು ಯಾವ ಕೆಲಸ ಒಪ್ಪಿಸಿದ್ರು ಅವ್ರು ಇವನ ಕಡೆಯಿಂದ ಏನು ಅಪೇಕ್ಷೆ ಮಾಡಿದ್ರೋ ಅದಕ್ಕಿಂತ ಹೆಚ್ಚಾಗಿ ಮಾಡೋದು ಅನ್ನೋ ಅಭ್ಯಾಸ. ಪರಿಶ್ರಮದಿಂದ, ಆ ಪ್ರೀತಿಯಿಂದ, ಪ್ರತಿಯೊಂದು ಪರಿಪೂರ್ಣತೆಯಿಂದ ಮಾಡುವ ಕೆಲಸದಿಂದಾಗಿ ತನ್ನ ವೃತ್ತಿಯಲ್ಲಿ ಮೇಲೆ ಏರ್ತಾ ಬಂದ, ಮೇಲೆ ಏರ್ತಾ ಬಂದ. ಹಣ ಕೂಡಿಟ್ಟು ತಂದೆ ಒಂದು ಹೋಟೆಲ್ ಹೆಸರಿಟ್ಟ, ಅದಕ್ಕೆ ಹೆಸರೇ ಶೂಚಿ ಅಂತ. ಅಲ್ಲಿ ಪ್ರತಿಯೊಂದು ವಸ್ತು ಅಚ್ಚುಕೊಟ್ಟು ಪರಿಶುದ್ಧ, ಕೊಳಕಿಗೆ ಅವಕಾಶವೇ ಇಲ್ಲ ಅಲ್ಲಿ. ಎಷ್ಟರ ಮಟ್ಟಿಗೆ ಅಂದರೆ, ಹೋಟೆಲಿಗೆ ಹೋದರೆ, ಶೂಚಿ ಹೋಟೆಲಿಗೆ ಹೋದರೆ ನಿಮ್ಮ ಕೊಳಕು ಕಾಣಿಸೋ ಸಾಧ್ಯ ಇಲ್ಲ, ಅತ್ಯಂತ ಸ್ವಚ್ಛವಾದ ಶುದ್ಧವಾದ ಆಹಾರ ಸಿಗ್ತದೆ ಅಂತ ಖಾತ್ರಿ ಆಯಿತು. ನಿಧಾನ ದೊಡ್ಡ ಹೆಸರು ಮಾಡ್ತು ಹೋಟೆಲು. ತಮಗೆ ಗೊತ್ತಿದೆ, ಈ ವಿಮಾನಯಾನದ ವಿಮಾನಗಳಿರ್ತಾವಲ್ಲ, ಅಲ್ಲಿ ಊಟ ಕೊಡಬೇಕಲ್ಲ ಅವರಿಗೆಲ್ಲ, ಅದು ಯಾವುದೋ ಹೋಟೆಲಿಂದ ತಗೋತಾರೆ, ಸಮಾನಕ್ಕೆ ಅತ್ಯಂತ ಪ್ರಖ್ಯಾತವಾದಂಥ ಹೋಟೆಲಿಂದ ತಗೋತಾರೆ. ಈ ಶೂಚಿ ಹೋಟೆಲ್ದು ಹೆಸರು ಎಷ್ಟು ದೊಡ್ಡದಾಯಿತು ಅಂದರೆ, ಎಲ್ಲ ಅಂತಾರಾಷ್ಟ್ರೀಯ ವಿಮಾನಗಳು ಊಟ ಇಲ್ಲಿಂದ ತಗೊಳ್ಳೋಕೆ ಶುರು ಮಾಡಿದರು. ಅಂದರೆ ಶೂಚಿ ಹೋಟೆಲ್ನ ಊಟ ಅಂದರೆ ಅತ್ಯಂತ ಶ್ರೇಷ್ಠ ಗುಣಮಟ್ಟದ ಊಟ ಅಂತ ಹೆಸರು ಬಂದ್ಬಿಡ್ತು. ಒಂದು ದಿವಸ ಒಂದು ಅಂತಾರಾಷ್ಟ್ರೀಯ ವಿಮಾನ ಟೋಕಿಯೋದಿಂದ ಮೇಲೆ ಹಾರ್ತು. ಒಂದು ಅರ್ಧ ಮುಕ್ಕಾಲು ತಾಸು ಆಗಿರಬೇಕು, ಅಥವಾ ಒಂದು ತಾಸು ಆಗಿರಬೇಕು. ತಕ್ಷಣ ಮೇಲೆ ಹೋಗ್ತಿರೋ ವಿಮಾನದಿಂದ ಆ ಟೋಕಿಯೋ ವಿಮಾನ ನಿಲ್ದಾಣಕ್ಕೆ ಒಂದು ತುರ್ತು ಸಂದೇಶ ಬಂತು. ಅನಾಹುತ ಆಗಿದೆ ವಿಮಾನದಲ್ಲಿ, ಊಟ ಕೊಟ್ಟಿವಿ ನಾವೆಲ್ಲ ಒಳಗಿದ್ದ ಪ್ರಯಾಣಿಕರಿಗೆ, ಊಟ ಆದ ಎಲ್ರಿಗೂ ಸಂಕಟ ಆಗ್ತಾ ಇದೆ, ವಾಂತಿ ಆಗ್ತಾ ಇದೆ, ಬಹುಶಃ ಆಹಾರದಲ್ಲಿ ಏನೋ ವಿಷ ಪದಾರ್ಥ ಬೆರೆತಿರಬೇಕು. ತಕ್ಷಣ ನಾವು ವಾಯು ನಿಲ್ದಾಣಕ್ಕೆ ಬರ್ತಾ ಇದ್ದೀವಿ ಟೋಕಿಯೋಗೆ, ತುರ್ತಾಗಿ ವೈದ್ಯರದು ಮತ್ತು ಆಂಬ್ಯುಲೆನ್ಸ್ ಎಲ್ಲ ವ್ಯವಸ್ಥೆ ಮಾಡಬೇಕು, ಎಷ್ಟು ಜನ ಸಾಯ್ತಾರೋ ಏನಾಗ್ತೋ ಗೊತ್ತಿಲ್ಲ ಅಂತ ಮೆಸೇಜ್ ಬಂತು. ತಕ್ಷಣ ಮೆಸೇಜ್ ಏನು ಅಂತಂದ್ರೆ, ಊಟ ಕೊಟ್ಟವ್ರು ಯಾರು ಚೆಕ್ ಮಾಡಿ, ಪರೀಕ್ಷೆ ಮಾಡಿ, ಊಟದಲ್ಲಿ ಏನಾದರೂ ಇದೆಯಾ ನೋಡಿ ಅಂತ. 106 ಜನ ವೈದ್ಯರು, 15-20 ಆಂಬ್ಯುಲೆನ್ಸು ಏರ್ಪೋರ್ಟ್ಗೆಲ್ಲ ಬಂದ್ಬಿಡ್ತು. ಊಟ ಬಂದದ್ದು ಎಲ್ಲಿಂದ, ಶೂಚಿ ಹೋಟೆಲ್ನಿಂದ. ಮಾಲೀಕರಿಗೆ ತಕ್ಷಣ ಮೆಸೇಜ್ ಹೋಯಿತು, ಊಟ ಪರೀಕ್ಷೆ ಮಾಡಿ, ಏನಾದರೂ ಅನಾಹುತ ಆದರೆ ಹೋಟೆಲಿನ ಮಾಲೀಕರ ಜವಾಬ್ದಾರರು ಅಂತ ಎಚ್ಚರಿಕೆ ಕೂಡ ಹೋಯಿತು. ಆ ಶೂಚಿ ಹೋಟೆಲ್ ಮಾಲೀಕ ಇದ್ನಲ್ಲ, ತಕ್ಷಣ ಅಧಿಕಾರಿಗಳನ್ನು ಕರೆದು ಹೋಟೆಲ್ನವ್ರನ್ನ ಊಟ ಪರೀಕ್ಷೆ ಮಾಡು ಅಂತ ಹೇಳಿದ. ಪರೀಕ್ಷೆ ಮಾಡೋಕೆ ಹೇಳಿ, ಇದನ್ನು ಗಮನಿಸ್ಬೇಕು ಸ್ನೇಹಿತರೆ, ನನಗಂತೂ ಪವಾಡ ಅನಿಸ್ಬಿಡುತ್ತೆ. ತನ್ನ ಕೊಠಡಿಗೆ ಹೋದ, ಕೂತ್ಕೊಂಡಂಗೆ ಪತ್ರ ಬರೆದ. ಯಾರಿಗೆ? ವಾಯುಯಾನದ ಕಂಪನಿಗೆ ಪತ್ರ ಬರೆದ. ಅಕಸ್ಮಾತ್ ಆಗಿ ಮೇಲೆ ಹಾರ್ತಿರುವಂಥ ವಿಮಾನದಲ್ಲಿ ಪ್ರಯಾಣಿಕರಿಗೆ ಏನಾದರೂ ತೊಂದರೆ ಆದರೆ ಅದರ ಪೂರ್ತಿ ಜವಾಬ್ದಾರಿ ನಂದೇ. ಅದರಲ್ಲಿ ಯಾರಿಗಾದರೂ ಸಾವಾದರೆ, ನೋವಾದರೆ ಅದನ್ನು ಸರಿಪಡಿಸೋದು ನನ್ನ ಜವಾಬ್ದಾರಿ. ಅದಕ್ಕೆ ಪರಿಹಾರ ಅಂಥೇಳಿ 1,00,000 ಡಾಲರ್ನ

ಚೆಕ್ಕನ್ನು ಇಟ್ಟಿದ್ದೇನೆ. ವೈದ್ಯರ ಖರ್ಚು, ಆಸ್ಪತ್ರೆ ಖರ್ಚು ಎಲ್ಲೂ ನಂದೆ. ಇಷ್ಟು ಹಣ ಸಾಲ್ದಿದ್ರೆ ಇರಲಿ ಅಂತ ಹೇಳಿ ಇನ್ನೊಂದು ಖಾಲಿ ಚೆಕ್ಕಿ ಕೂಡ ಸಹಿ ಮಾಡಿಟ್ಟಿದ್ದೇನೆ. ಎಷ್ಟು ಬೇಕಾದರೂ ಖರ್ಚಾಗಲಿ, ನನ್ನ ಹೋಟೆಲ್ ಮಾರಿ ಆದರೂ ಅಡ್ಡಿ ಇಲ್ಲ, ಯಾರಿಗೂ ತೊಂದರೆ ಆಗದಂಗೆ ನೋಡ್ಕೊಳ್ಬೇಕು. ಇದುವರೆಗೂ ನನ್ನ ಜೀವನದಲ್ಲಿ ಯಾವ ತಪ್ಪು ಆಗದ ಹಾಗೆ ಜಾಗರೂಕತೆ ವಹಿಸಿದ್ದೆ ನಾನು. ಈಗೇನೋ ಗೊತ್ತಿಲ್ಲ, ಒಂದು ಅಪರಾಧ ಆಗ್ಬಿಟ್ಟಿದೆ, ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಕಾಗದ ಬರೆದು ಕವರಲ್ಲಿ ಹಾಕಿ ಅಂಟು ಹಚ್ಚಿ ಕೊಟ್ಟು ಬನ್ನಿ ಅಂತ ಕಳಿಸಿದ. ಕಳಿಸ್ಬಿಟ್ಟು ವಾಪಸ್ ತನ್ನ ಕೋಣೆಗೆ ಹೋಗಿ ನೇಣು ಹಾಕ್ಕೊಂಡು ಪ್ರಾಣ ಬಿಟ್ಬಿಟ್ಟ. ಮುಂದೆ ಅರ್ಧ ತಾಸಿಗೆ ವಿಮಾನ ನೆಲಕ್ಕಿಳದು ನೋಡಿದರೆ ಹೆಚ್ಚಿನ ಅನಾಹುತ ಏನೂ ಆಗಿರಲಿಲ್ಲ. ಯಾರೋ ಒಬ್ರಿಗೆ ಇಬ್ಬರಿಗೆ ವಾಂತಿ ಆಯ್ತಂತೆ. ಸಮೂಹ ಸನ್ನಿಯದು, ಒಂದಿಬ್ಬರು ವಾಂತಿ ಮಾಡ್ಕೊಂಡು ಎಲ್ಲರೂ ಶುರು ಮಾಡಿಬಿಡ್ತಾರೆ. ಇನ್ನಿಬ್ಬರು ವಾಂತಿ ಮಾಡಿಕೊಂಡ್ರು, ಊಟದಲ್ಲಿ ವಿಷ ಇದೆ ಅಂತ ಸುದ್ದಿ ಹದ್ಬಿಡ್ತು. ನಿಮಗೆ ಅನ್ಸಲ್ವಾ ಚೂಚಿ ಹೋಟೆಲ್ ಮಾಲಕ ತುಂಬ ದುಡುಕಿದ ಅಂತ ಅನ್ಸಲ್ವಾ? ಕಾರಣ ಇರಲಿಲ್ಲ ಪ್ರಾಣ ಕಳ್ಕೊಳ್ಳೋದು ಅಂತ ಅನಿಸುತ್ತೆ. ಆದರೆ ಯಾವ ಮನುಷ್ಯ ತನ್ನ ಗುಣಮಟ್ಟವನ್ನೇ ಜೀವನದ ಉದ್ದೇಶ ಅಂತ ಬದುಕಿದ್ನೋ, ತನ್ನ ಗುಣಮಟ್ಟ ಉಳಿದಾಗ ತಾನು ಉಳಿಬಾರದು ಅಂತ ಅನ್ನಿಸ್ಬಿಡ್ತು. ಯಾವ ಮಟ್ಟದ ಜವಾಬ್ದಾರಿ ಸ್ವಾಮಿ ಇದು? ಅಲ್ಲ, ತನ್ನ ಹೋಟೆಲ್ ಊಟದಿಂದ ಮತ್ತೊಬ್ಬರಿಗೆ ನೋವು ಆಗ್ತದೆ, ತೊಂದರೆ ಆಗ್ತದೆ, ಪ್ರಾಣ ಹಾನಿ ಆಗ್ತದೆ ಅಂದಾಗ ನಾನು ಬದುಕೋ ಅರ್ಹತೆ ಇಲ್ಲ ಅಂತ ಅನ್ಕೊಂಡ್ಬಿಡ್ತಾನಲ್ಲ ಮನುಷ್ಯ. ಇದು ತನ್ನ ವ್ಯಕ್ತಿತ್ವದ, ತನಗಿರುವಂತಹ ಜವಾಬ್ದಾರಿಯ ಪರಾಕಾಷ್ಠೆ ತರಿಸುತ್ತೆ ನನಗೆ. ಅಷ್ಟು ಬೇಡ ನಮಗೆ ಆ ಜವಾಬ್ದಾರಿಯ ಗುಣ. ಒಂದು ಅಂಶ ಅದು ನಮ್ಮಲ್ಲಿ ಅಂತರ್ಗತ ಆದ್ರೆ ನಮ್ಮ ದೇಶ ನಂದನವನವಾದೀತು ಅಂತ ಅನ್ಸಲ್ವಾ?

0: ಕೇಳುಗರೆ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಿಗೇರ್ ಅವರು ಪ್ರಸ್ತುತಪಡಿಸಿದ ಕರುಣಾಳುವ ಬೆಳಿಗ್ಗೆ ಕಾರ್ಯಕ್ರಮವನ್ನ ಕೇಳಿದಿರಿ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 21/7/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ಎಂಆರ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು, ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸರತ್ ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಈ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ದಿಲೀಪ್ ಶೇಟ್ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಬೆಳಗ್ಗೆ 9:30 ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಮಿಸ್ಟರ್ ರಾಜು ಕೆ ಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು, ಮಿಸ್ ಅಯನರಾಜ್ ರವರು ಫಿಸಿಯೋಥೆರಪಿಸ್ಟ್ ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

0: पीएम फसल बीमा योजना से करीब 2,00,000 करोड़ ರೂಪಾಯಿ ಕ್ಲೇಮ್ ಕೆ ರೂಪೆ ಕಿಸಾನೋಕು ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಪಶ್ಚಿಮಘಟ್ಟ ಪರಿಸರ ಸೂಕ್ಷ್ಮ ವಲಯ, ರಾಜ್ಯದ 10 ಜಿಲ್ಲೆಗಳು ಕೇಂದ್ರದ ಕರಡು ಅಧಿಸೂಚನೆಯಲ್ಲಿ ನಮೂದು. ಪಶ್ಚಿಮಘಟ್ಟದ ಅಳಿವಿನಂಚಿನಲ್ಲಿರುವ ಉಭಯ ಜೀವಿಗಳ ಸಂರಕ್ಷಣೆಗೆ ಹ್ಯಾಬಿಟ್ಯಾಟ್ಸ್ ಟ್ರಸ್ಟ್ 1 ಕೋಟಿ ರೂಪಾಯಿ ಅನುದಾನ. ದೇಸಿ ತಳಿಯ ಕೊಪ್ಪಳ ದನಕ್ಕೆ ರಾಷ್ಟ್ರೀಯ ಅಧಿಕೃತ ತಳಿ ಮಾನ್ಯತೆ. ಪಂಡಿತ್ ಬಸವರಾಜ್ ರಾಜ್ಗುರು ರಾಷ್ಟ್ರೀಯ ಪ್ರಶಸ್ತಿ, ಪಂಡಿತ್ ಪರಮೇಶ್ವರ ಹೆಗಡೆ ಆಯ್ಕೆ. ಈಗ ವಾರ್ತೆಗಳ ವಿವರ. ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯ ರಾಜ್ಯದ 10 ಜಿಲ್ಲೆಗಳ ಒಟ್ಟು 39 ತಾಲೂಕುಗಳ 1449 ಗ್ರಾಮಗಳನ್ನು ಕೇಂದ್ರ ಸರ್ಕಾರ ಕರಡು ಅಧಿಸೂಚನೆಯಲ್ಲಿ ಪರಿಸರ ಸೂಕ್ಷ್ಮ ಪ್ರದೇಶದ ವ್ಯಾಪ್ತಿಯಡಿ ನಮೂದಿಸಿದೆ. ವಿಧಾನಸಭೆ ಕಲಾಪದಲ್ಲಿ ನಿಯಮ 73ರ ಅಡಿ ಶಾಸಕರುಗಳಾದ ಟಿಡಿ ರಾಜೇಗೌಡ ಹಾಗೂ ಆರಗ ಜ್ಞಾನೇಂದ್ರ ಮಂಡಿಸಿದ ಗಮನ ಸೆಳೆಯುವ ಸೂಚನೆಗೆ ಅರಣ್ಯ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಉತ್ತರಿಸಿದರು. ಡಾ ಕೆ ಕಸ್ತೂರಿ ರಂಗನ್ ವರದಿ ಆಧರಿಸಿ ಕೇಂದ್ರ ಸರ್ಕಾರ ಜುಲೈ 27ರಂದು 7ನೇ ಹೊಸ ಕರಡು ಅಧಿಸೂಚನೆಯನ್ನು ಸರ್ಕಾರದ ಹಂತದಲ್ಲಿ ಪರಿಶೀಲಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದರು. 20,668 ಚದರ ಕಿಲೋಮೀಟರ್ ಪ್ರದೇಶವನ್ನು ಪರಿಸರ ಸೂಕ್ಷ್ಮ ಪ್ರದೇಶವೆಂದು ಘೋಷಿಸಲು ಗುರುತಿಸಲಾಗಿದ್ದು, ಕರಡು ಅಧಿಸೂಚನೆಯ ದಿನಾಂಕದಿಂದ 60 ದಿನಗಳೊಳಗಾಗಿ ಸಲಹೆ ಸೂಚನೆ ಅಭಿಪ್ರಾಯಗಳನ್ನು ಸಲ್ಲಿಸಬೇಕಿದೆ ಎಂದರು. ಪಶ್ಚಿಮಘಟ್ಟದ ನದಿ ಹಾಗೂ ಜಲಾನಯನ ಪ್ರದೇಶಗಳಲ್ಲಿ ಮಾನವ ಹಸ್ತಕ್ಷೇಪಗಳಿಂದ ಬದಲಾದ ಭೂದೃಶ್ಯಗಳಲ್ಲಿ ಸಮುದಾಯದ ಸಹಭಾಗಿತ್ವದೊಂದಿಗೆ ಅಳಿವಿನಂಚಿನಲ್ಲಿರುವ ಉಭಯ ಜೀವಿಗಳ ಸಂರಕ್ಷಣೆ ಕುರಿತಾದ ಪ್ರಸ್ತಾವ ಮಂಡಿಸಿದ ಅಂತಾರಾಷ್ಟ್ರೀಯ ಖ್ಯಾತಿಯ ಕಪ್ಪೆಗಳ ತಜ್ಞ ಡಾ ಕೆವಿ ಗುರುರಾಜ್ ಹಾಗೂ ತಂಡಕ್ಕೆ ಹೊಸದಿಲ್ಲಿಯ ಹ್ಯಾಬಿಟ್ಯಾಟ್ಸ್ ಟ್ರಸ್ಟ್ 1 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿದೆ. ಭಾರತದಲ್ಲಿರುವ ಒಟ್ಟು 475 ಉಭಯಜೀವಿ ಪ್ರಭೇದಗಳ ಪೈಕಿ 200 ಪ್ರಭೇದಗಳು ಅಳಿವಿನ ಭೀತಿಯನ್ನು ಎದುರಿಸುತ್ತಿವೆ. ಸ್ಥಳೀಯ ಸಮುದಾಯದ ಸಹಯೋಗದಲ್ಲಿ ಖಾಸಗಿ ಕೃಷಿ ಅರಣ್ಯ ಪ್ರದೇಶಗಳಲ್ಲಿ ಬೆಟ್ರಾಕೇರಿಯಂ ಉಭಯಚರಗಳ ಸಂರಕ್ಷಣಾ ತಾಣಗಳನ್ನು ಸ್ಥಾಪಿಸಲು ಯೋಜಿಸಲಾಗಿದೆ. ಬೆಂಗಳೂರಿನ ಸೃಷ್ಟಿ ಮಣಿಪಾಲ್ ಕಲೆ ವಿನ್ಯಾಸ ಮತ್ತು ತಂತ್ರಜ್ಞಾನ ಸಂಸ್ಥೆ ಪ್ರಾಧ್ಯಾಪಕ ಡಾ ಕೆವಿ ಗುರುರಾಜ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: 2026ನೇ ಸಾಲಿನ ದ ಹ್ಯಾಬಿಟ್ಯಾಟ್ ಟ್ರಸ್ಟ್ ವತಿಯಿಂದ ನೀಡುತ್ತಿರುವ ಪ್ರತಿಷ್ಠಿತ ಸಂರಕ್ಷಣಾ ಅನುದಾನವನ್ನು ನಮ್ಮ ಸಂಸ್ಥೆಗೆ, ಅದರಲ್ಲೂ ಕಪ್ಪೆಗಳ ಸಂರಕ್ಷಣೆಗೆ ದೊರೆತಿರುವುದು ನಮಗೆ ಅತ್ಯಂತ ಸಂತೋಷವಾಗ್ತಿದೆ. ಈ ಅನುದಾನವನ್ನು ದ ಹ್ಯಾಬಿಟ್ಯಾಟ್ ಟ್ರಸ್ಟ್ ಸಂಸ್ಥೆಯು, ಅದು ದೆಹಲಿಯಲ್ಲಿದೆ, ಫೈನಲ್ ಜ್ಯೂರಿಯಲ್ಲಿ ಘೋಷಣೆ ಮಾಡಿದ್ದಾರೆ. ಈ ಅನುದಾನ ಜನಸಾಮಾನ್ಯರ ಜೊತೆಗೆ ಕಪ್ಪೆ ಸಂರಕ್ಷಣೆ, ಇಂಗ್ಲಿಷ್ನಲ್ಲಿ ಕ್ರೋಕ್ ಕೋಎಕ್ಸಿಸ್ಟೆಂಟ್ ಕನ್ಸರ್ವ್ ಎನ್ನುವ ನಮ್ಮ ಪ್ರಸ್ತಾವನೆಗೆ ಈ ಅನುದಾನ ಲಭಿಸಿದೆ. ಪಶ್ಚಿಮ ಘಟ್ಟಗಳಲ್ಲಿ ಸುಮಾರು 6 ಸ್ಥಳಗಳಲ್ಲಿ 3 ವರ್ಷಗಳ ಕಾಲ ಸ್ಥಳೀಯರ ಸಹಭಾಗಿತ್ವ ಕಪ್ಪೆಗಳ ಆಪ್ ಅಭಿವೃದ್ಧಿ ಮತ್ತು ಅವುಗಳ ಆವಾಸ ಸ್ಥಾನಗಳ ಬಗ್ಗೆ ಅಧ್ಯಯನ ನಡೆಸಲು 1 ಕೋಟಿ ರೂ ಅನುದಾನ ದೊರೆತಿದೆ. ಇದನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಅತ್ಯಂತ ಸಂತೋಷವಾಗ್ತಾ ಇದೆ.
0: ವಸತಿ ಶಾಲೆಗಳಿಲ್ಲದ ರಾಜ್ಯದ 66 ಗ್ರಾಮೀಣ ಹೋಬಳಿಗಳಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ವಸತಿ ಶಾಲೆಗಳನ್ನು ಮಂಜೂರು ಮಾಡಲು ಕ್ರಮ ಕೈಗೊಳ್ಳುವುದಾಗಿ ಸಮಾಜ ಕಲ್ಯಾಣ ಖಾತೆ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ವಿಧಾನಸಭೆಯ ಪ್ರಶ್ನೋತ್ತರ ಕಲಾಪದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಕ್ಷೇತ್ರದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರ ಪ್ರಶ್ನೆಗೆ ಸಚಿವರು ಉತ್ತರಿಸಿದರು. ಪಾತಪಾಳ್ಯ ಹೋಬಳಿಯಲ್ಲಿ ಡಾ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯನ್ನು ಮಂಜೂರು ಮಾಡಿದ್ದಾಗಿ ತಿಳಿಸಿದರು. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನಲ್ಲಿ ಕಳೆದ 2023ರಿಂದ ಇಲ್ಲಿಯ ತನಕ ಮಾದಕ ವಸ್ತು ಆನ್ಲೈನ್ ಜೂಜಾಟಕ್ಕೆ ಸಂಬಂಧಿಸಿ 1095 ಪ್ರಕರಣಗಳು ದಾಖಲಾಗಿವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ. ವಿಧಾನ ಪರಿಷತ್ನ ಪ್ರಶ್ನೋತ್ತರ ಕಲಾಪದಲ್ಲಿ ಶಾಸಕ ಬಸನಗೌಡ ಬಾದರ್ಲಿ ಅವರ ಪ್ರಶ್ನೆಗೆ ಗೃಹ ಖಾತೆ ಸಚಿವರ ಪರವಾಗಿ ಉತ್ತರಿಸಿದರು. ನಶೆ ಮುಕ್ತ ಭಾರತ ಹಾಗೂ ಕರ್ನಾಟಕ ಜನಾಂದೋಲನ ಆಪರೇಷನ್ ರೈಸ್ ನಿರಾಕರಿಸಿ ತಿಳಿಸಿ ಬೆಂಬಲಿಸಿ ಮತ್ತು ಸಬಲಗೊಳಿಸಿ ಎಂಬ ಧ್ಯೇಯದೊಂದಿಗೆ ಬೇಡ ಬ್ರೋ ಅಭಿಯಾನವನ್ನು ಮದ್ಯ ಮತ್ತು ಮಾದಕ ವಸ್ತುಗಳ ಸಾಗಣೆ, ಬಳಕೆ ಮತ್ತು ಸೇವನೆ ವಿರುದ್ಧ ರಾಜ್ಯ ಸರ್ಕಾರ ಆರಂಭಿಸಿದೆ. ಕೇಂದ್ರ ಶಿಕ್ಷಣ ಸಚಿವಾಲಯ ಯುವ ಸಂಗಮ 7ನೇ ಹಂತದ ಆನ್ಲೈನ್ ನೋಂದಣಿಯ ಅಂತಿಮ ದಿನಾಂಕವನ್ನು

0: ಈ ತಿಂಗಳ 31ನೇ ತಾರೀಖಿನವರೆಗೆ ವಿಸ್ತರಿಸಿದೆ. ಉನ್ನತ ಶಿಕ್ಷಣದ ವಿದ್ಯಾರ್ಥಿಗಳು, ಎನ್ಎಸ್ಎಸ್ ಸ್ವಯಂ ಸೇವಕರು ಮತ್ತು ಯುವ ವೃತ್ತಿಪರರೂ ಸೇರಿದಂತೆ 18-30 ವರ್ಷ ವಯಸ್ಸಿನ ಯುವ ಜನತೆ ಯುವ ಸಂಗಮ ಪೋರ್ಟಲ್ ಮೂಲಕ ಹೆಸರು ನೋಂದಾಯಿಸಬಹುದು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೊಪ್ಪಳ ಜಿಲ್ಲೆಯ ಗೋಪಾಲಕರು ಹಿಂಡಿನಲ್ಲಿ ಸಾಕಾಣಿಕೆ ಮಾಡುವ ದೇಸಿ ದನಕ್ಕೆ ರಾಷ್ಟ್ರೀಯ ಅಧಿಕೃತ ತಳಿ ಮಾನ್ಯತೆ ದೊರೆತಿದೆ. ಜವಾರಿ ದನ ಬದಲಾಗಿ ಕೊಪ್ಪಳ ದನದ ತಳಿ ಎಂದು ಗುರುತಿಸಲಾಗಿದೆ. ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಡಾಕ್ಟರ್ ಬಿಕೆ ರಮೇಶ್ ಹಾಗೂ ಡಾಕ್ಟರ್ ಮಹಂತೇಶ್ ನೇತೃತ್ವದಲ್ಲಿ 2017-18 ಆರಂಭಗೊಂಡ ಅಧ್ಯಯನ ಬಳಿಕ ಬೀದರಿನ ಕರ್ನಾಟಕ ಪಶುವೈದ್ಯಕೀಯ ಪಶು ಮತ್ತು ಮೀನುಗಾರಿಕೆ ವಿಶ್ವವಿದ್ಯಾಲಯದ ಡಾಕ್ಟರ್ ಕೊಟ್ರೇಶ್ ಪ್ರಸಾದ್ ಹಾಗೂ ಡಾಕ್ಟರ್ ಬಸವರಾಜ್ ಇನಾಮದಾರ್ ಅವರ ಸಹಯೋಗದಲ್ಲಿ ಮುಂದುವರಿಯಿತು. ಹೊಸದಿಲ್ಲಿಯ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ, ಕೇಂದ್ರೀಯ ಪ್ರಾಣಿ ಅನುವಂಶೀಯ ಸಂಪನ್ಮೂಲ ಬ್ಯೂರೋ ಕರ್ನಾಲ್ ಕೊಪ್ಪಳ ತಳಿಗೆ ಈಗ ಮಾನ್ಯತೆ ನೀಡಿದೆ. ಬಳ್ಳಾರಿ ಜಿಲ್ಲೆ ಕೃಷಿ ಮಹಾವಿದ್ಯಾಲಯದ ಪ್ರಾಣಿಶಾಸ್ತ್ರ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕ ಡಾಕ್ಟರ್ ಬಿಕೆ ರಮೇಶ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
4: ಕೊಪ್ಪಳ ಜಿಲ್ಲೆಯಲ್ಲೊಂದು ವಿಶಿಷ್ಟ ಪದ್ಧತಿ ಇದೆ. ಗೋಪಾಲಕರು ತಮ್ಮಲ್ಲಿರತಕ್ಕಂತಹ ಇಂಡು ಹಿಂಡು ದನಗಳು ರಾತ್ರಿ ವೇಳೆ ಹೊಲಗಳಲ್ಲಿ ತಿರುಗಿಸಿ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸತಕ್ಕಂತಹ ಕಾಯಕವನ್ನು ಪರಂಪರಾಗತವಾಗಿ ಮಾಡ್ತಾ ಬಂದಿರೋದನ್ನ ನಾವು ಈ ಭಾಗದಲ್ಲಿ ಕಾಣ್ತೇವೆ. ಇದನ್ನ ಗಮನಿಸಿದಂತಹ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಕರ್ನಾಟಕ ಪಶುವೈದ್ಯಕೀಯ ಪಶು ಮತ್ತು ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್ ಮತ್ತು ಪಶುಪಾಲನಾ ಇಲಾಖೆ ಇವರುಗಳು ಜಂಟಿಯಾಗಿ ಈ ದನಗಳಿಗೆ ವಿಶೇಷ ತಳಿ ಗುಣಗಳಿದ್ದಾವೆ, ಒಂದು ವಿಸ್ತೃತ ಅಧ್ಯಯನವನ್ನು ಕೈಗೊಂಡು ಅದನ್ನ ರಾಷ್ಟ್ರ ಮಟ್ಟದಲ್ಲಿ ಒಂದು ಸಂಸ್ಥೆ ಇದೆ, ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸಸ್ ಅಂತ ತಳಿ ಅಂತ ಗುರುತಿಸಲಿಕ್ಕೆ ಸಾಧ್ಯತೆ ಇದೆ. ಇದನ್ನ ಪರಿಶೀಲಿಸಿ ಅಂತ ಹೇಳಿ ಆ ಅರ್ಜಿಯನ್ನು ಪರಿಗಣಿಸಿ ICR ಲೆವೆಲ್ ಅಲ್ಲಿ ಒಂದು ಪ್ರೀ ರಿಜಿಸ್ಟ್ರೇಷನ್ ಕಮಿಟಿ ಅಂತ ಇರುತ್ತೆ, ಅದರಲ್ಲಿ ಅವುಗಳನ್ನ ಪ್ರೆಸೆಂಟೇಷನ್ ಮಾಡಿ ಈಗಾಗಲೇ ಗುರುತಿಸಲ್ಪಟ್ಟಂತಹ ತಳಿಗಳಿಗಿಂತ ಪ್ರತ್ಯೇಕವಾದಂತಹ ವಿಶೇಷ ಗುಣಗಳಿದ್ದಾವೆ ಮತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವು ಕೊಪ್ಪಳ ಭಾಗದಲ್ಲಿ ಇದಾವೆ ಅನ್ನೋದನ್ನ ಮನಗಂಡ್ಬಿಟ್ಟು ದನಗಳನ್ನ ನಾವು ಜವಾರಿ ದನಗಳು ಅಂತ ಕರಿತಾ ಇದ್ವು, ಅವುಗಳಿಗೆ ರಾಷ್ಟ್ರ ಮಟ್ಟದಲ್ಲಿ ಒಂದು ತಳಿ ಮಾನ್ಯತೆ ಸಿಕ್ಕಿದೆ, ಕೊಪ್ಪಳ ದನದ ತಳಿ ಅಂತ ಹೇಳಿ ಪರಿಗಣಿಸ್ತೇವೆ.
0: ಧಾರವಾಡದ ಪಂಡಿತ್ ಬಸವರಾಜ ರಾಜಗುರು ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ರಾಜಗುರು ಅವರ 106ನೇ ಜನ್ಮದಿನಾಚರಣೆ ಹಿನ್ನೆಲೆ ರಾಷ್ಟ್ರೀಯ ಪ್ರಶಸ್ತಿಗೆ ಖ್ಯಾತ ಶಾಸ್ತ್ರೀಯ ಸಂಗೀತಜ್ಞ ಬೆಂಗಳೂರಿನ ಪಂಡಿತ್ ಪರಮೇಶ್ವರ ಹೆಗಡೆ ಅವರನ್ನು ಆಯ್ಕೆ ಮಾಡಿದೆ. ಪ್ರಶಸ್ತಿ 1,00,000 ರೂಪಾಯಿ ಹಾಗೂ ಸ್ಮರಣಿಕೆ ಒಳಗೊಂಡಿದೆ. ಪಂಡಿತ್ ಬಸವರಾಜ ರಾಜಗುರು ಯುವ ಪ್ರಶಸ್ತಿಗೆ ಬೆಂಗಳೂರಿನ ಯುವ ಗಾಯಕ ಅನಿರುದ್ಧ ಐತಾಳ್ ಹಾಗೂ ಮೈಸೂರಿನ ಸರೋದ್ವಾದಕ ಸಚಿನ್ ಹಂಪೆ ಭಾಜನರಾಗಿದ್ದಾರೆ. ಪ್ರಶಸ್ತಿ 25,000 ರೂಪಾಯಿ ಬಹುಮಾನ ಹಾಗೂ ಪ್ರಶಸ್ತಿ ಫಲಕ ಒಳಗೊಂಡಿದೆ. ಹಿರಿಯ ನಾಗರಿಕರ ಕೊಡುಗೆಗಳನ್ನು ಗುರುತಿಸಲು ಮತ್ತು ಅವರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಅರಿವು ಮೂಡಿಸಲು ಪ್ರತಿ ವರ್ಷ August 21 ವಿಶ್ವ ಹಿರಿಯ ನಾಗರಿಕರ ದಿನವನ್ನು ಆಚರಿಸಲಾಗುತ್ತದೆ. ವಯೋವೃದ್ಧರ ಕೊಡುಗೆಗಳನ್ನು ಗೌರವಿಸಲು ಮತ್ತು ಅವರು ಎದುರಿಸುತ್ತಿರುವ ಸವಾಲುಗಳನ್ನು ಪರಿಹರಿಸುವ ಅಗತ್ಯವನ್ನು ಈ ದಿನ ನೆನಪಿಸುತ್ತದೆ. ಇಂದು ವರಮಹಾಲಕ್ಷ್ಮಿ ಹಬ್ಬ. ನಾಡಿನಾದ್ಯಂತ ಸಂಭ್ರಮ ಮನೆ ಮಾಡಿದೆ. ಮನೆ ಮನೆಗಳಲ್ಲಿ, ದೇವಾಲಯಗಳಲ್ಲಿ ಬೆಳಗ್ಗೆಯಿಂದಲೇ ಪೂಜಾ ಕೈಂಕರ್ಯಗಳು ಆರಂಭಗೊಂಡಿವೆ. ತಿಳಿರು ತೋರಣ, ಬಾಳೆ ಕಂಬ, ಸಾಲು ದೀಪಗಳು, ಹೂಮಾಲೆಗಳ ಅಲಂಕಾರಗಳಿಂದ ವರಮಹಾಲಕ್ಷ್ಮಿ ಪ್ರಾಣ ಪ್ರತಿಷ್ಠಾಪನೆಗೊಂಡು ದೈವ ಕಳೆ ಮೇಳೈಸಿದೆ. ಹುಬ್ಬಳ್ಳಿ, ಮಂಗಳೂರು, ಬೆಂಗಳೂರು ಹಾಗೂ ಮೈಸೂರು ಸೇರಿದಂತೆ ರಾಜ್ಯದ ಪ್ರಮುಖ ರೈಲು ನಿಲ್ದಾಣಗಳ ಆಹಾರ ಮಳಿಗೆಗಳಲ್ಲಿ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ಕೈಗೊಂಡಿದ್ದು ಗಂಭೀರ ಲೋಪಗಳು ಪತ್ತೆಯಾಗಿವೆ. ರಾಜ್ಯದ 36 ರೈಲು ನಿಲ್ದಾಣಗಳು ಹಾಗೂ 112 ಆಹಾರ ಮಳಿಗೆಗಳಿಗೆ ದಿಢೀರ್ ಭೇಟಿ ನೀಡಿ ತಪಾಸಣೆ ನಡೆಸಲಾಗಿದ್ದು ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಇಲಾಖೆ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮಘಟ್ಟ ಪರಿಸರ ಸೂಕ್ಷ್ಮ ವಲಯ

0: ರಾಜ್ಯದ 10 ಜಿಲ್ಲೆಗಳು ಕೇಂದ್ರದ ಕರಡು ಅಧಿಸೂಚನೆಯಲ್ಲಿ ನಮೂದು. ಪಶ್ಚಿಮ ಘಟ್ಟದ ಅಳಿವಿನಂಚಿನಲ್ಲಿರುವ ಉಭಯ ಜೀವಿಗಳ ಸಂರಕ್ಷಣೆಗೆ ಹ್ಯಾಬಿಟ್ಯಾಟ್ಸ್ ಟ್ರಸ್ಟ್ 1 ಕೋಟಿ ರೂಪಾಯಿ ಅನುದಾನ. ದೇಸಿ ತಳಿಯ ಕೊಪ್ಪಳದನಕ್ಕೆ ರಾಷ್ಟ್ರೀಯ ಅಧಿಕೃತ ತಳಿ ಮಾನ್ಯತೆ. ಪಂಡಿತ್ ಬಸವರಾಜ್ ರಾಜ್ಗುರು ರಾಷ್ಟ್ರೀಯ ಪ್ರಶಸ್ತಿ, ಪಂಡಿತ್ ಪರಮೇಶ್ವರ ಹೆಗಡೆ ಆಯ್ಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 113 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVJ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
4: ಶಿವ ಸೌಖ್ಯ ಸೌಂದರ್ಯಗಳ
5: ಪೂರ್ಣ ರವಿ ಬೊಮ್ಮ
4: ಭುವನ ಜೀವನ ಜಲಧಿಯ
5: ಊರ್ಮಿಕೋಟಿಯಲಿ
4: ಛವಿಕೋಟಿಯರಚಲ್
5: ಪ್ರತಿಚ್ಛಾಯೆ ವಿಲಸಿಪುದು
4: ಸವಿ ನಮ್ಮದು ಅದರ ಕಣ ಮಂಕುತಿಮ್ಮ.
3: ಇದು 127ನೆಯ ಮುಕ್ತಕ. ಹಿಂದಿನ ಮುಕ್ತಕದಲ್ಲಿ ನಾವು ಒಳ್ಳೇದು ಯಾವುದು, ಚೆನ್ನಾಗಿರೋದು ಯಾವುದು ಅನ್ನೋದನ್ನು ಆಯ್ದುಕೊಂಡು ಅದು ಬೇಕು ಅಂತ ನಾವು ಸಂತೋಷ ಪಡ್ತೀವಿ ಅಂತ ನೋಡಿದ್ವಿ. ಆ ಒಳಿತು ಸೊಗಸುಗಳ ಪರಿಪೂರ್ಣ ಮೂಲಾಕೃತಿ ಅನ್ನುವಂಥದ್ದು ಬ್ರಹ್ಮ ಅಂತ ನೋಡಿದ್ವಿ. ಅದನ್ನೇ ಇನ್ನೊಂದು ಉದಾಹರಣೆಯನ್ನು ಕೊಟ್ಟು ಇಲ್ಲಿ DVJ ಮತ್ತೆ ನಮಗೆ ಅದನ್ನು ತಿಳಿಸ್ತಾರೆ. ಜೀವನದಲ್ಲಿ ನಮಗೆ ನಾವು ಸತ್ಯಂ ಶಿವಂ ಸುಂದರಂ ಅಂತ ಕೇಳಿದ್ದೀವಿ ಅಲ್ವಾ, ಆ ಒಂದು ವಾಕ್ಯವನ್ನು ನಾವು ಆಗಾಗ ಕೇಳ್ತಾ ಇರ್ತೀವಿ. ಹಾಗೆ ನಮ್ಮ ಜೀವನದಲ್ಲಿ ಏನು ಬೇಕಪ್ಪ ಅಂದರೆ ಶಿವ. ಶಿವ ಅಂದರೆ ಮಂಗಳಕರವಾದಂಥದ್ದು, ಎಲ್ಲರಿಗೂ ಒಳ್ಳೆಯದಾಗುವಂಥದ್ದು ಅಂತ ಒಳಿತು. ಸೌಖ್ಯ, ನಾವು ಸುಖವಾಗಿರಬೇಕು, ಕಷ್ಟಪಡಬಾರ್ದು. ಅದು ಇನ್ನು ಮೂರನೇದು ಸೌಂದರ್ಯ. ನಮಗೆ ಸುತ್ತಮುತ್ತಲಿನ ಒಂದು ವಾತಾವರಣ ಇರ್ಬೋದು, ನಮ್ಮ ಮನೆಯಲ್ಲಿರುವಂಥ ವಾತಾವರಣ ಇರ್ಬೋದು, ಅದೆಲ್ಲವೂ ಸುಂದರವಾಗಿದ್ದು ವ್ಯವಸ್ಥಿತವಾಗಿದ್ದರೆ ನಮ್ಮ ಮನಸ್ಸಿಗೆ ತನ್ನದೇ ಆದ ರೀತಿಯಲ್ಲಿ ನಮಗೆ ಅರಿವಿಲ್ಲದಂತೆ ಒಂದು ರೀತಿಯ ಮುದವನ್ನು ಕೊಡುತ್ತೆ, ಸಂತೋಷವನ್ನು ಕೊಡುತ್ತೆ. ಸೊ ಹಾಗೆ ನಾವು ಯಾವಾಗಲೂ ಕೂಡ ಜೀವನದಲ್ಲಿ ಅರಸೋದು, ಹುಡುಕಾಟ ಮಾಡೋದು, ಬೆದಕಾಡೋದು ಈ ಮೂರಕ್ಕೋಸ್ಕರ. ಒಳ್ಳೆಯದಾಗಬೇಕು, ಶಿವವಾಗಬೇಕು ನನಗೆ ಮತ್ತು ಎಲ್ಲರಿಗೂ, ಸುಖವಾಗಿರಬೇಕು ನಾನು ಮತ್ತು ಎಲ್ಲರೂ, ಮತ್ತು ನಾನು ನನ್ನ ಸುತ್ತಮುತ್ತಲ ಇರುವಂಥ ಎಲ್ಲ ವ್ಯವಸ್ಥೆಗಳು, ವಿಚಾರಗಳು, ಅನುಭವಗಳು ಅವೆಲ್ಲ ನನಗೆ ಒಂದು ಸೌಂದರ್ಯದ ಪ್ರತೀಕವಾಗಿ ನನಗೆ ಅದು ತೋರಬೇಕು. ಸೊ ಹಾಗೆ ಈ ಮೂರೂ ಕೂಡ ನಾವು ನಮ್ಮ ಜೀವನದಲ್ಲೇ ನಾವು ನೋಡಿಕೊಂಡಾಗ ಮೂರು ಒಟ್ಟಿಗೆ ನಮಗೆ ಸಿಕ್ಕಲ್ಲ. ಯಾವುದೋ ಸುಂದರವಾದಂಥ ಒಂದು ಜಾಗಕ್ಕೆ ಹೋಗಿರ್ತೀವಿ, ಆಗ ನಮ್ಮ ಮನಸ್ಥಿತಿ ಆ ಸೌಂದರ್ಯವನ್ನು ಸವಿಯೋ ರೀತಿಯಲ್ಲಿ ಇದೆಯಾ ಅಂತ ನಾವು ಪ್ರಶ್ನಿಸ್ಕೊಂಡಾಗ ಎಷ್ಟೋ ಸರ್ತಿ ಆಗಿರಲ್ಲ. ಯಾವುದೋ ಚಿಂತೆಯಲ್ಲಿ ಮುಳುಗೋಗಿರ್ತೀವಿ, ಯಾವುದೋ ಜಂಜಾಟದಲ್ಲಿ ಮುಳುಗೋಗ್ಬಿಟ್ಟಿರ್ತೀವಿ. ಎಲ್ಲವೂ ನನಗೆ ಸೌಕರ್ಯಗಳು ಒದಗಿ ಬಂದಾಗ ಸುಖವಾಗಿ ನಾನು ಬಾಳ್ಬಹುದಾ ಅಂತಂದರೆ ಅದು ಎಷ್ಟೋ ಸರ್ತಿ ಎಷ್ಟೋ ಜನರಿಗೆ ಆಗಲ್ಲ. ಈಗ ಗಾದೆ ಮಾತಿದೆ, ಹಲ್ಲಿದ್ದವ್ರಿಗೆ ಕಡಲೆ ಇಲ್ಲ, ಕಡಲೆ ಇದ್ದವ್ರಿಗೆ ಹಲ್ಲಿಲ್ಲ ಅಂತ. ಕಷ್ಟಪಟ್ಟು ಜೀವನ ಎಲ್ಲ ಕಷ್ಟಪಟ್ಟು ನಾನು ದುಡ್ಡು ಸಂಪಾದನೆ ಮಾಡಿಬಿಟ್ಟು 50 ವರ್ಷ ಆದಮೇಲೆ ನೆಮ್ಮದಿಯಾಗಿರ್ತೀನಪ್ಪ ಅಂತ ಅಂದ್ಕೊಂಡು ದುಡ್ಡೆಲ್ಲ

ಸ್ವೀಕರಿಸಿಟ್ರೆ 50 ವರ್ಷ ಆಗೋತ್ತಿಗೆ ನನಗೆ ಡಯಾಬಿಟಿಸು, ಬ್ಲಡ್ ಪ್ರೆಷರು, ಅದು ಇದು ಎಲ್ಲ ಬಂದರೆ 50 ವರ್ಷದ ನಂತರ ದೊಡ್ಡ ಮನೆ ಇರ್ಬೋದು, ಸಾಕಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೋದು, ಆದರೆ ನಾನು ಏನಂತ ತಿನ್ನಲಿ? ಡಾಕ್ಟ್ರ್ ಹತ್ರ ಹೋದರೆ ಅದನ್ನು ತಿನ್ನಬೇಡಿ, ಇದನ್ನು ತಿನ್ನಬೇಡಿ, ಅಷ್ಟು ತಿನ್ನಬೇಡಿ, ಇಷ್ಟು ತಿನ್ನಬೇಡಿ. ಸೊ ಹಾಗೆ ಈ ಮೂರೂ ಕೂಡ ನಮಗೆ ಅಕಸ್ಮಾತ್ ಸಿಕ್ಕೋದಾದರೂ ಏಕಕಾಲಕ್ಕೆ ಸಿಕ್ಕತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಆದರೆ ನಮ್ಮ ಜೀವನದ ಒಂದು ಸಾರ್ಥಕತೆ ಅಂತ ನಾವು ಅಂದ್ಕೊಳ್ಳೋದು ಯಾವಾಗ ಅಂದರೆ ನಮ್ಮ ಜೀವನ ಏಕಕಾಲಕ್ಕೆ, ಅಷ್ಟೇ ಅಲ್ಲ ಸದಾಕಾಲಕ್ಕೆ ಶಿವವೂ ಆಗಿರಬೇಕು, ಸೌಖ್ಯವೂ ಆಗಿರಬೇಕು, ಮತ್ತು ಸುಂದರವೂ ಆಗಿರಬೇಕು ಅಂತ. ಇದು ನಮಗೆ ಆಶಯ ಇದೆ, ಆದರೆ ಇದನ್ನು ನಾವು ಎಲ್ಲಿ ನೋಡಬಹುದು ಅಂತಂದಾಗ ಡಿ ವಿ ಜಿಯವರು ಹೇಳ್ತಾರೆ, ಅದನ್ನೇ ಕಳೆದ ಮುಕ್ತಕದಲ್ಲಿ ಪರಬೊಮ್ಮ ಅನ್ನುವಂಥದ್ದು ಪರಿಪೂರ್ಣ ಮೂಲಾಕೃತಿ ಅಂತ ಹೇಳಿದ್ದು. ಇಲ್ಲಿ ಸೂರ್ಯನ ಒಂದು ಉದಾಹರಣೆ ಕೊಟ್ಟು ಅದು ಹೇಗೆ ಪರಿಪೂರ್ಣ ಅನ್ನೋದನ್ನು ಹೇಳ್ತಾರೆ. ಈಗ ಸೂರ್ಯನ ಪ್ರತಿಫಲನ ನಾವು ಸ್ಕೂಲ್ಸಲ್ಲಿ ಮತ್ತು ಇದರಲ್ಲೆಲ್ಲ ಈ ಎಕ್ಸ್ಪೆರಿಮೆಂಟ್ಗಳು ಮಾಡಿಸ್ತಾ ಇದ್ವಿ. ಒಂದು ಗಾಜಿನ ಒಂದು ಇದಿಟ್ಕೊಂಡ್ರೆ ಒಂದು ದೀಪ ಇಡ್ತೀವಿ, ಒಂದು ಗಾಜಿಡ್ತೀವಿ ಅಂತ ಅಂದ್ಕೊಳ್ಳ, ಒಂದು ಪ್ರತಿಫಲನ ಮಾಡುವಂಥ ಒಂದು ಗಾಜು. ಆ ಗಾಜಿಟ್ಟಾಗ ದೀಪ ಹೆಂಗಿರುತ್ತೋ ಹಾಗೆ ಆ ಕನ್ನಡಿಯಲ್ಲೂ ಕಾಣಿಸುತ್ತೆ. ಈಗ ಇನ್ನೊಂದು ಕನ್ನಡಿ ನಾನು ತೊಗೊಂಬಂದು ಇಡ್ತೀನಿ ಅಂತ ಅಂದ್ಕೊಳ್ಳೋಣ, ಎರಡನೇ ಕನ್ನಡಿಯಲ್ಲೂ ಕೂಡ ಇದೇ ದೀಪ ಅಷ್ಟೇ ಪ್ರಖರವಾಗಿ ಕಾಣಿಸುತ್ತೆ. ದೀಪದ ಪ್ರಖರತೆ ಮೊದಲನೇ ಕನ್ನಡಿನಲ್ಲಿ ಖರ್ಚಾಗೋಯ್ತಾ? ಇಲ್ಲ, ಎರಡನೇ ಕನ್ನಡಿಗೂ ಅದು ಅಷ್ಟೇ ಪ್ರಖರತೆಯನ್ನು ಕೊಡ್ತಾ ಇದೆ. ಒಂದಲ್ಲ ಎರಡಲ್ಲ ಸಾವಿರಾರು ಕನ್ನಡಿಗಳನ್ನು ನಾವಲ್ಲಿ ಜೋಡಿಸೋದಕ್ಕೆ ಸಾಧ್ಯ ಆಯಿತು ಅಂತಂದರೆ ಆ ಸಾವಿರಾರು ಕನ್ನಡಿಗಳಲ್ಲೂ ಕೂಡ ಪ್ರತಿಫಲನವಾಗುವಂಥದ್ದು ದೀಪ ಹೇಗಿದೆಯೋ ಹಾಗೇನೆ. ಸೊ ಮೂಲಾಕೃತಿ ಏನಿದೆಯೋ ಅದೇ ಪ್ರತಿಯೊಂದರಲ್ಲೂ ಕೂಡ ಪ್ರತಿಫಲಿತವಾಗಿದೆ. ಇದನ್ನು ನಾವು ಎಕ್ಸ್ಪೆರಿಮೆಂಟ್ ಕೂಡ ನಾವು ಮಾಡ್ತೀವಿ. ಹಾಗೆ ವಿಶೇಷವಾಗಿ ನಮ್ಮ ಈ ಸೋಲಾರ್ ಎಕ್ಲಿಪ್ಸ್ ಎಲ್ಲ ಆದಾಗ ಈ ಥರದ ಒಂದು ಪ್ರಯೋಗಗಳು ಎಲ್ಲ ಶಾಲೆಗಳಲ್ಲಿ ಎಲ್ಲ ಸಮುದಾಯದಲ್ಲೆಲ್ಲ ನಾವು ಮಾಡಿಸಿದ್ದು ಕೂಡ ಉಂಟು. ಹೇಗೆ ಸೂರ್ಯನ ಬಿಂಬ ಅದರ ಆಕಾರ ವೃತ್ತದಂತೆ ಅಲ್ಲದೆ ಚಂದ್ರನ ನೆರಳಲ್ಲಿ ಅಡ್ಡ ಬರ್ತಾ ಇದ್ದಂತೆ ಇದು ಕೂಡ ಚೇಂಜ್ ಆಗುತ್ತೆ ಅನ್ನೋದನ್ನು ನಾವು ಮಾಡ್ತಾ ಇದ್ವಿ. ಅದು ನಾವು ನೆನಪಿಸ್ಕೊಳ್ಳೋಣ. ಹಾಗೆ ನಮ್ಮ ಮನುಷ್ಯ ಜೀವನ ಅಥವಾ ಭೂಮಿ ಮೇಲಿರುವಂಥ ಎಲ್ಲ ಜೀವಿಗಳಲ್ಲಿ ಅದನ್ನು ಒಂದು ಜೀವನ ಜಲಧಿ, ಅದೊಂದು ದೊಡ್ಡ ಸಮುದ್ರ ಅಂತ ಅಂದ್ಕೊಂಡು ಆ ಸಮುದ್ರದಲ್ಲಿ ನೂರಾರು ಅಲೆಗಳು ಏಳ್ತಾ ಇವೆ ಅಂತ ಅಂದ್ಕೊಳ್ಳೋಣ. ಆ ದೊಡ್ಡ ಸಮುದ್ರದಲ್ಲಿ ಎಲ್ಲೆಲ್ಲಿ ಅಲೆಗಳು ಸಮುದ್ರದ ಒಂದು ಸರ್ಫೇಸಿಂದ ಮೇಲ್ಗಡೆಗೆ ಬರುತ್ತೋ ಅಲ್ಲೆಲ್ಲ ಸೂರ್ಯ ಕಿರಣಗಳು ಪ್ರತಿಫಲಿತವಾಗುತ್ತೆ. ಯಾವುದೋ ಒಂದು ಅಲೆಯಲ್ಲಿ ಪ್ರತಿಫಲಿತವಾಗುತ್ತೆ, ಇನ್ನೊಂದರಲ್ಲಿ ಇಲ್ಲ ಅಂತ ಇಲ್ಲ. ಎಲ್ಲದರಲ್ಲೂ ಕೂಡ ಸೂರ್ಯನ ಕಿರಣಗಳು ಅದೇ ಪ್ರಮಾಣದಲ್ಲಿ ರೀತಿಯಲ್ಲಿ ಯಾವ ದಿಕ್ಕಿನಿಂದ ಅದು ಬರ್ತಾ ಇದೆಯೋ ಅದಕ್ಕೆ ಅನುಗುಣವಾಗಿ ಪ್ರತಿಫಲಿತವಾಗುತ್ತೆ. ಹಾಗೆ ಛವಿ ಕೋಟಿ ಸೂರ್ಯ ಎರಚ್ತಾ ಇದ್ದಾನೆ, ಕೋಟ್ಯಾಂತರ ಕಿರಣಗಳು ಸೂರ್ಯನ ಒಂದು ಮೂಲದಿಂದ ನಮ್ಮ ಭೂಮಿಯನ್ನು ತಲುಪ್ತಾ ಇದೆ. ಅದು ಇಲ್ಲಿ ಊರ್ಮಿ ಕೋಟಿ ಅಂದರೆ ಅಲೆಗಳು, ಕೋಟಿ ಅಲೆಗಳು ಈ ಸಮುದ್ರದಲ್ಲಿ ಏಳ್ತಾ ಇದೆ. ಸೊ ಕೋಟಿ ಅಲೆಗಳು ಅಲ್ಲಿಂದ ಏನು ಕಿರಣಗಳು ಬರ್ತಾ ಇದೆಯೋ ಆ ಕಿರಣಗಳು ಅಲೆಗಳು ಪ್ರತಿಫಲಿಸ್ತಾ ಇವೆ. ಸೊ ಎಲ್ಲವೂ ಕೂಡ ಏಕಕಾಲಕ್ಕೆ ಸಂಪೂರ್ಣವಾಗಿ ಪ್ರತಿಫಲನ ಮಾಡ್ತಾ ಇವೆ. ಸೊ ಹಾಗೆ ಪ್ರತಿ ಛಾಯೆ ಹೇಗೆ ಪ್ರತಿ ಕನ್ನಡಿಯಲ್ಲಿಯೂ ಕೂಡ ಆ ದೀಪದ್ದು ಸಂಪೂರ್ಣವಾಗಿ ಕಾಣಿಸುತ್ತೋ, ಪ್ರತಿ ಅಲೆಯಲ್ಲೂ ಕೂಡ ಸೂರ್ಯನ ಪ್ರತಿಫಲನ ಸಂಪೂರ್ಣವಾಗಿ ಆಗೋದಕ್ಕೆ ಸಾಧ್ಯವೋ, ಹಾಗೆ ಪ್ರತಿಯೊಂದು ಜೀವಿಯಲ್ಲೂ ಕೂಡ ಆ ಪರಮಾತ್ಮನ ಒಂದು ಪ್ರತಿಫಲನ ಆಗ್ತಾ ಇದೆ. ಸೊ ನಮ್ಮ ಸವಿ, ನಾವು ಒಳಿತು ಸೊಗಸು ಅಂತೆಲ್ಲ ನಾವೇನು ಅಂದ್ಕೊಳ್ತಾ ಇದ್ದೀವೋ ಅದು ಆ ಯಾವುದರಿಂದ ಬರ್ತಾ ಇದೆ? ಆ ಪರಿಪೂರ್ಣವಾದಂಥ ಬ್ರಹ್ಮ, ಆ ಪೂರ್ಣ ರವಿಯ ಒಂದು ಕಿರಣಗಳು ನಮ್ಮ ಹತ್ರ ಬರ್ತಾ ಇವೆ. ನಾವು ಅದನ್ನು ಸವಿತಾ ಇದ್ದೀವಿ, ಅದನ್ನು ಅನುಭವಿಸ್ತಾ ಇದ್ದೀವಿ. ನಾನು ಒಂದು ಅಲೆಯಾಗಿ ಅನುಭವಿಸ್ತಾ ಇರುವಂತಹ ಸೂರ್ಯನ ಕಿರಣ ಪ್ರತಿಫಲಿಸ್ತಾ ಇರೋದು ಬೇರೆ ಬೇರೆ ಅಲೆಗಳು ನೋಡ್ತಾ ಇವೆ, ನಾನು ಬೇರೆ ಅಲೆಗಳು ಪ್ರತಿಫಲಿಸ್ತಾ ಇರೋದನ್ನು ನಾನು ನೋಡ್ತಾ ಇದ್ದೀನಿ. ಸೊ ಹಾಗೆ ಕೇವಲ ಅಲೆಗಳ ಪ್ರತಿಫಲನದಲ್ಲೇ ಮುಳುಗಿ ಹೋಗದೆ ಮೂಲ ಎಲ್ಲಿಂದ ಬರ್ತಾ ಇದೆ? ಮೂಲ ಒಂದು ಒಂದು ಚಿಲುಮೆ, ಬೆಳಕಿನ ಚಿಲುಮೆ ಒಂದಿದೆ, ನಾವು ನೋಡೋದು ಪ್ರತಿಫಲನ ಮಾತ್ರ. ಸೊ ಪ್ರತಿಫಲನದ ಮೂಲವನ್ನು ನಾವು ನೋಡಿದಾಗ ಅದು ಪರಬ್ರಹ್ಮ. ಹಾಗೆ ಆ ಪರಬ್ರಹ್ಮನ ಶಕ್ತಿ ಪ್ರತಿಯೊಂದು ಜೀವಿಯಲ್ಲಿಯೂ ಪ್ರತಿಫಲಿತವಾಗ್ತಾ ಇದೆ. ಅದನ್ನು ನಾವು ಗುರುತಿಸೋದಕ್ಕೆ ಸಾಧ್ಯವಾದಾಗ

0: ಶೈವ ಸುಖ ಸುಂದರ ಆ ಮೂರು ಕೂಡ ನಮಗೆ ಏಕಕಾಲಕ್ಕೆ ಸದಾಕಾಲಕ್ಕೆ ಸಿಕ್ಕೋದಕ್ಕೆ ಸಾಧ್ಯವಾಗುತ್ತೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 113 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದಿರಿ. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನಸುಧ ಆನೆ ನಡೆದಿದ್ದಾರೆ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಆನೆ ನಡೆದದ್ದೆ ದಾರಿ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಆನೆ ಕರ್ನಾಟಕದ ರಾಜ್ಯದ ಪ್ರಾಣಿ. ಆನೆಗಳು ಪ್ರಕೃತಿ ಸಂಪತ್ತಿನ ಬೃಹತ್ ಗಾತ್ರದ ಸಂಪನ್ಮೂಲ. ನಮ್ಮ ರಾಜ್ಯದ ಸಂಸ್ಕೃತಿ ಮತ್ತು ಶ್ರೀಮಂತ ಪರಂಪರೆಯಲ್ಲಿ ಅದಕ್ಕೆ ಮಹತ್ವದ ಸ್ಥಾನ ಇದೆ. ನಾವು ಚಿಕ್ಕವರಿದ್ದಾಗಿನ ನೆನಪು, ಆಗ ಉಜ್ಜಿನಿ ಆನೆ ಹಾಗೂ ಲಕ್ಷ್ಮಿ ಹೆಚ್ಚು ಫೇಮಸ್. ನಮ್ಮ ಹೋಣಿಗೆ ಲಕ್ಷ್ಮಿ ಉಜ್ಜಿನಿ ತೇರಿನ ಸಂದರ್ಭ ಆಗಮಿಸುತ್ತಿದ್ದಳು. ನಾವು ಆಕೆಯನ್ನು ನೋಡಲು ಓಡೋಡಿ ಹೋಗುತ್ತಿದ್ದವು. ಆ ಸಂಭ್ರಮವೇ ಬೇರೆ. ಮನೆ ಮುಂದೆ ಬಂದಾಗ ಆಕೆಯನ್ನು ಮುಟ್ಟಿ ಮೇಲೆ ಹತ್ತಿ ಖುಷಿ ಪಡುತ್ತಿದ್ದೆವು. ಆಕೆಯನ್ನು ಮುಟ್ಟುವಾಗ ಒಂದೆಡೆ ಭಯ, ಮತ್ತೊಂದೆಡೆ ಖುಷಿ. ಲಕ್ಷ್ಮಿ ತುಂಬ ಮುಗ್ಧೆ. ಕೇವಲ 5 ರೂಪಾಯಿ ಪಡೆದು ಆಶೀರ್ವದಿಸುತ್ತಿದ್ದಳು. ಸೊಂಡಿಲು ಬಾಲವನ್ನು ಹತ್ತಿಂದಿತ್ತ ಅಲ್ಲಾಡಿಸಿ ತಲೆಯನ್ನು ವಾಲಿಸಿ ತನ್ನ ಮೊರದಗಳ ಕಿವಿಯಿಂದ ಗಾಳಿ ಬೀಸುತ್ತ ಮನೋರಂಜನೆ ನೀಡುತ್ತಿದ್ದಳು. ನಮ್ಮ ಸಂತೋಷದಲ್ಲಿ ಆಕೆಯ ಪಾಲು ಪಡೆಯುತ್ತಿದ್ದಳು. ಆಕೆ ವಾಪಸ್ಸು ಹೋಗುವಾಗ ನಮಗೆ ಬೇಜಾರು ಆಗುತ್ತಿತ್ತು. ಇಷ್ಟು ಒಳ್ಳೆಯವಳಾದ ಲಕ್ಷ್ಮಿ ಇಂದು ನೆನಪು ಮಾತ್ರ. ಹಂಪಿ ಆನೆ ಲಕ್ಷ್ಮಿ ಅಷ್ಟೇ ಒಳ್ಳೆಯವಳು. ಆಕೆಯು ಅನಾರೋಗ್ಯದ ನಿಮಿತ್ತ ಕೋಲಾರಕ್ಕೆ ಚಿಕಿತ್ಸೆ ಪಡೆಯಲು ಶಿಫ್ಟ್ ಆದಳು. ಹೀಗೆ ಕೆಲವು ದೇವಸ್ಥಾನಗಳಲ್ಲಿ ಆನೆಗಳ ಕಂಡು ಆಶೀರ್ವಾದ ಪಡೆಯಬಹುದು. ನಮ್ಮ ಲಕ್ಷ್ಮಿ ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡರ ಆನೆಯಷ್ಟು ಎಂದು ಗಲಾಟೆ ಮಾಡಿದವಳಲ್ಲ. ನಾಡಹಬ್ಬ ದಸರಕ್ಕಂತೂ ಆನೆಗಳೇ ಶೋಭೆ. ಚಾಮುಂಡೇಶ್ವರಿನ ಹೋರುವ ಗಜರಾನನನ್ನು ನೋಡುವುದೇ ಕಣ್ಣಿಗೆ ಒಂದು ಹಬ್ಬ. ಗಜರಾಜನ ಅಕ್ಕಪಕ್ಕದಲ್ಲಿ ಗಜರಾಣಿಯರ ಚಂದದ ನಡಿಗೆ ಆನೆಗಳಿಗೆ ಸ್ನಾನ ಮಾಡಿಸುವುದು, ಅವುಗಳೊಂದಿಗೆ ಆಡುವುದು ಖುಷಿ. ಆನೆಗಳ ಮನೋದೈಹಿಕ ಬಯಕೆಗಳನ್ನು ಈಡೇರಿಸಿದಾಗ ಹಿತವಂತೆ. ಗಣೇಶನೆಂದು ಪೂಜಿಸಲ್ಪಡುವ ಗಜರಾಜನ ಕಥೆಗಳನ್ನು ಹಲವಾರು ಪುಣ್ಯ ಕಥೆಗಳಲ್ಲಿ ಉಲ್ಲೇಖಿಸಲಾಗಿದೆ. ಆನೆಗಳು ತಮಗರಿವಿಲ್ಲದಂತೆ ಪರಿಸರ ಸಂರಕ್ಷಣೆಯನ್ನು ಮಾಡುತ್ತವೆ. ಎತ್ತರದ ಮರದ ಎಲೆ ಹಣ್ಣುಕಾಯಿ ಸವಿತ ಆನೆಗಳ ಲದ್ದಿಯ ಪೋಷಕಾಂಶದಲ್ಲಿ ಬೆಚ್ಚನೆ ಆಶ್ರಯ ಪಡೆದ ಬೀಜಗಳು ಇತರೆಡೆ ಹೋಗಿ ಸಸ್ಯರಾಶಿ ಹೆಚ್ಚುತ್ತವೆ. ಸಗಣಿ ಮಣ್ಣಿನ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ. ಆನೆಗಳು ಗಾತ್ರದಲ್ಲಿ ಬೆಳೆದು ದೊಡ್ಡವಾದರೂ ನೀರಿನಲ್ಲಿ ಮೋಜಿನ ಆಟವನ್ನು ಇಷ್ಟಪಡುತ್ತವೆ. ಆನೆಗಳು ಉತ್ತಮ ನೆನಪಿನ ಶಕ್ತಿಗೆ ಹೆಸರುವಾಸಿ. ವರ್ಷಗಳ ನಂತರವೂ ಇತರ ಆನೆಗಳನ್ನು ಗುರುತಿಸಬಲ್ಲವು. ಸಂತೋಷ, ಕೋಪ, ದುಃಖ ಮತ್ತಿತರ ಭಾವನೆಗಳನ್ನು ವ್ಯಕ್ತಪಡಿಸುತ್ತವೆ. ಕಷ್ಟ

ಸಂದರ್ಭದಲ್ಲಿ ಪರಸ್ಪರ ಸಾಂತ್ವನ ಹೇಳಿಕೊಳ್ಳುತ್ತವೆ, ನೂರಾರು ಕಿಲೋಮೀಟರ್ ಪ್ರಯಾಣಿಸುತ್ತವೆ. ಹಾನಿಗಳನ್ನು ಬೇಟೆಯಾಡುವುದು, ಅವುಗಳ ಆವಾಸ ಸ್ಥಾನ ನಾಶ, ಹೀಗೆ ಹಾನಿಗಳು ಎದುರಿಸುತ್ತಿರುವ ಸಮಸ್ಯೆಗಳತ್ತ ಈ ದಿನ ಚಿತ್ತ ಹರಿಸಬೇಕು. ವಿಶ್ವದಲ್ಲೀಗ ಹಾನಿಗಳ ಸಂಖ್ಯೆ ಸುಮಾರು 8 ಲಕ್ಷ, ಆಫ್ರಿಕಾ ಖಂಡದಲ್ಲಿಯೇ 7 ಲಕ್ಷ ಇವೆ. ಭಾರತದಲ್ಲಿ 28,000 ಹಾನಿಗಳಿವೆ. ಪ್ರತಿ ವರ್ಷ ದಂತಕ್ಕಾಗಿ 20,000 ಅಂದಾಜು ಆಫ್ರಿಕನ್ ಹಾನಿಗಳನ್ನು ಕೊಲ್ಲಲಾಗುತ್ತದೆ. ಹಾನಿಗಳನ್ನು ಹಿಡಿಯುವುದು, ಪಳಗಿಸುವುದು, ದಂತ ವ್ಯಾಪಾರ ಎಷ್ಟು ನಿರ್ಬಂಧ ಹೇರಿದರೂ ವ್ಯಾಪಕ. ಆನೆ ಮಾನವ ಸಂಘರ್ಷ ನಿರಂತರ. ಅತಿದೊಡ್ಡ ಸಸ್ತನಿಯಾದ ಹಾನಿಗಳ ಪ್ರಪಂಚದಲ್ಲಿ ಏಷ್ಯನ್ ಮತ್ತು ಆಫ್ರಿಕನ್ ಆನೆ ಎಂಬ ಎರಡು ಪ್ರಭೇದಗಳಿವೆ. ಆನೆಗಳ ಜೀವಿತಾವಧಿ 60-70 ವರ್ಷ. ದಿನಕ್ಕೆ ಸರಾಸರಿ 3-4 ಗಂಟೆ ನಿದ್ರಿಸುತ್ತವೆ. ಹೆಣ್ಮಕ್ಳ ಸ್ಟ್ರಾಂಗುಗುರು ಎಂಬ ಮಾತಿನಂತೆ ಹೆಣ್ಣಾನೆ ಗುಂಪಿನ ನಾಯಕಿ. ಸ್ಪರ್ಶದೃಷ್ಟಿ, ವಾಸನೆ, ಧ್ವನಿ ಮೂಲಕ ಸಂವಹನ ನಡೆಸುತ್ತವೆ. ಪ್ರತಿದಿನ 270 ಕೆಜಿ ಆಹಾರ ತಿನ್ನುವುದು ಸಾಮಾನ್ಯ. ಇದರಲ್ಲಿ 60% ಜೀರ್ಣವಾಗದೆ ಹೊರ ಹಾಕುತ್ತವೆ. ಸಸ್ಯಗಳು, ಬೇರುಗಳು, ಹುಲ್ಲು, ಎಲೆ, ಹಣ್ಣು ಹಾಗೂ ತವಟೆ ಸೇವಿಸುತ್ತವೆ. 12ನೇ ವಯಸ್ಸಿಗೆ ಗರ್ಭಾವತಿಯಾಗುವ ಹಾನಿಗಳು 55-60ರವರೆಗೂ ಗರ್ಭ ಧರಿಸುವ ಸಾಮರ್ಥ್ಯ ಹೊಂದಿರುತ್ತವೆ. ಆನೆಗಳ ಗರ್ಭಾವಸ್ಥೆ 22 ತಿಂಗಳು. ಹೆರಿಗೆ ಮಧ್ಯೆ 5 ವರ್ಷ ಅಂತರ. ಒಂದು ಸಲ ಒಂದೇ ಮರಿಗೆ ಜನ್ಮ ನೀಡುತ್ತದೆ. ಅವಳಿಗಳಿಗೆ ಜನ್ಮ ನೀಡುವುದು ಅಪರೂಪ. ಹೆರಿಗೆಯ ಅವಧಿ 11 ಗಂಟೆ. ಉಳಿದ ಹೆಣ್ಣಾನೆಗಳು ಬಾಣಂತಿಯ ಸೇವೆ ಮಾಡುತ್ತವೆ. ಶಿಶುವಿನ ಮೊದಲ ಕ್ರಿಯೆ ಎಂದರೆ ಸೊಂಡಿನಲ್ಲಿ ಶೇಖರವಾಗಿರುವ ದ್ರವ ವಸ್ತುವನ್ನು ಹೊರಹಾಕಲು ಸೀನುವುದು. ಮರಿಯಾನೆ ದಿನಕ್ಕೆ 11 ಲೀಟರ್ ಹಾಲು ಕುಡಿಯುತ್ತವೆ. ಹುಟ್ಟಿದಾಗ ಆನೆಮರಿಯ ತೂಕ 100-120 ಕೆಜಿ ತೂಕವಿರುತ್ತದೆ. ಆನೆಗಳು 4 ವರ್ಷಗಳ ಹಿಂದೆ ಸಿಂಧು ಕಣಿವೆ ನಾಗರಿಕತೆಯಲ್ಲೂ ಇದ್ದವಂತೆ. ಕ್ರಿಸ್ತಪೂರ್ವ 1500ರಷ್ಟು ಹಿಂದೆಯೇ ಸಂಸ್ಕೃತ ಗ್ರಂಥಗಳಲ್ಲಿ ಆನೆಯನ್ನು ಯುದ್ಧದ ಸಾಧನಗಳೆಂದು ಪರಿಗಣಿಸಿದರು. ಆನೆಗಳನ್ನು ಪರ್ಷಿಯನ್ನರು ಮೊದಲು ಯುದ್ಧಕ್ಕೆ ಬಳಸಿದರು. ಮಧ್ಯ ಆಫ್ರಿಕಾದ ಯಂಬುಂಟಿ ಜನಾಂಗದವರು, ಪೂರ್ವಜರು, ಆತ್ಮಗಳು ಆನೆಗಳಲ್ಲಿ ವಾಸಿಸುತ್ತವೆ ಎಂದು ನಂಬುತ್ತಾರೆ. ನೈಜೀರಿಯಾದ ಇನ್ಫೋಹುಕ್ಕು ಜನಾಂಗದವರು ಸಮಾಧಿಯಲ್ಲಿ ತಮ್ಮ ಸತ್ತ ನಾಯಕನ ಪಾದಗಳ ಕೆಳಗೆ ಆನೆಯ ದಂತಗಳನ್ನು ಇರಿಸುತ್ತಿದ್ದರು. ಬೌದ್ಧ ಧರ್ಮದಲ್ಲಿ ಬುದ್ಧನು ತನ್ನ ತಾಯಿಯ ಗರ್ಭವನ್ನು ಪ್ರವೇಶಿಸಿದಾಗ ತಾಯಿಗೆ ಬಿಳಿ ಆನೆಯ ಕನಸು ಬಿದ್ದಿತಂತೆ. ಆನೆ ನಡೆದದ್ದೇ ದಾರಿ, ಆದರೆ ಆ ದಾರಿಗೆ ನಾವು ಕಂಟಕ ಆಗಬಾರದು ಅಷ್ಟೇ. ಪ್ರಿಯ ಕೇಳುಗರೇ, ಕೇಳದಲ್ಲಷ್ಟೊತ್ತು ಆನೆ ನಡೆದದ್ದೆ ದಾರಿ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಆತ್ಮೀಯರೇ, ಇದುವರೆಗೂ ಆನೆ ನಡೆದಿದ್ದೇ ದಾರಿ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮವನ್ನ ಕೇಳಿದಿರಿ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 21/7/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ಎಂಆರ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಶರತ್ ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ದಿಲೀಪ್ ಶೇಟ್ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಬೆಳಗ್ಗೆ 9:30 ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು. ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು. ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು. ಮಿಸ್ಟರ್ ರಾಜು ಕೆಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು. ಮಿಸ್ ಅಯನರಾಜ್ ರವರು ಫಿಸಿಯೋಥೆರಪಿಸ್ಟ್ ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿ

0: ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666.
1: ನರೇಂದ್ರ ಮೋದಿ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅಧ್ಯಕ್ಷತೆಯಲ್ಲಿ ಇಂದು ಪುಣೆಯ 12ನೇ

0: ಫ್ರಾನ್ಸ್ ತಂಡಗಳ ಮುಖಾಮುಖಿ. ವಾರ್ತೆಗಳ ವಿವರ. ಕೇಂದ್ರ ಸರ್ಕಾರದ ಕಾರ್ಯದರ್ಶಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ತಮ್ಮ ನಿವಾಸದಲ್ಲಿ ಮೂರನೇ ಉನ್ನತ ಮಟ್ಟದ ಸಭೆ ನಡೆಸಿದರು. ಮೂಲಸೌಕರ್ಯ ಮತ್ತು ಸಂಪರ್ಕ, ಭದ್ರತೆ, ವಿದೇಶಾಂಗ ವ್ಯವಹಾರಗಳು ಮತ್ತು ಆಡಳಿತವನ್ನು ನಿರ್ವಹಿಸುವ ಸಚಿವಾಲಯಗಳು ಮತ್ತು ಇಲಾಖೆಗಳ ಭವಿಷ್ಯದ ಕಾರ್ಯಸೂಚಿಯ ಕುರಿತು ಚರ್ಚಿಸಿದರು. ದೇಶದ ಭವಿಷ್ಯವನ್ನು ಹೇಗೆ ರೂಪಿಸಬೇಕು ಎಂಬ ಕುರಿತು ದೀರ್ಘಾವಧಿಯ ದೃಷ್ಟಿಕೋನದಿಂದ ಯೋಚಿಸುವಂತೆ ಅವರು ಕಾರ್ಯದರ್ಶಿಗಳನ್ನು ಒತ್ತಾಯಿಸಿದರು. ಹೆಚ್ಚಿನ ಪರಸ್ಪರ ಕಾರ್ಯಸಾಧ್ಯತೆ ಮತ್ತು ದತ್ತಾಂಶದ ಪರಿಣಾಮಕಾರಿ ಬಳಕೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದರು. ಅಧಿಕಾರಿಗಳಲ್ಲಿ ಅನೌಪಚಾರಿಕ ಸಂವಹನ ಇರಬೇಕು, ಸಾಂಘಿಕ ಮನೋಭಾವವನ್ನು ನಿರ್ಮಿಸುವ ಮಹತ್ವದ ಬಗ್ಗೆ ತಿಳಿದುಕೊಳ್ಳಬೇಕು, ವಿಶ್ವವಿದ್ಯಾಲಯಗಳು ಮತ್ತು ಯುವಜನರ ನಡುವೆ ಹೆಚ್ಚಿನ ರೀತಿಯಲ್ಲಿ ತೊಡಗಿಸಿಕೊಳ್ಳುವಂತೆ ಅವರು ಅಧಿಕಾರಿಗಳಿಗೆ ಸಲಹೆ ನೀಡಿದರು. ರಕ್ಷಣಾ ಉದ್ಯಮವನ್ನು ಮತ್ತಷ್ಟು ಬಲಪಡಿಸುವ ಮತ್ತು ಜಾಗತಿಕ ಮಟ್ಟದಲ್ಲಿ ಅದನ್ನು ಹೆಚ್ಚು ಸ್ಪರ್ಧಾತ್ಮಕವಾಗಿಸುವ ಅಗತ್ಯವಿದೆ. ಕೃತಕ ಬುದ್ದಿಮತ್ತೆಯ ಪರಿಣಾಮಕಾರಿ ಬಳಕೆಗೆ ಮತ್ತು ಎಐ ಸಾಮರ್ಥ್ಯಗಳನ್ನು ಮಾನವ ಪರಿಣಿತಿಯೊಂದಿಗೆ ಸಂಯೋಜಿಸುವ ನವೀನ ಮಾರ್ಗಗಳನ್ನು ಅನ್ವೇಷಿಸಬೇಕು. ಸಂಕೀರ್ಣ ಸವಾಲುಗಳನ್ನು ಎದುರಿಸಲು ಮತ್ತು ದೀರ್ಘಾವಧಿಯ ದೃಷ್ಟಿಕೋನದೊಂದಿಗೆ ಭಾರತದ ಭವಿಷ್ಯವನ್ನು ರೂಪಿಸಲು ಹೆಚ್ಚಿನ ಸಮನ್ವಯತೆ ಜೊತೆಗೆ ನವೀನ ಚಿಂತನೆ ಮತ್ತು ಸಾಮೂಹಿಕ ಮಾಲೀಕತ್ವದ ಅಗತ್ಯವನ್ನು ಪ್ರಧಾನಿ ನರೇಂದ್ರ ಮೋದಿ ಪುನರುಚ್ಚರಿಸಿದ್ದಾರೆ. ಭಾರತಕ್ಕೆ ಭೇಟಿ ನೀಡಿರುವ ಜಪಾನ್ ರಕ್ಷಣಾ ಸಚಿವ ಶಿಂಜಿರೋ ಕೋಯಿಜುಮು ಪ್ರಧಾನಿ ನರೇಂದ್ರ ಮೋದಿಯವರನ್ನು ದೆಹಲಿಯಲ್ಲಿ ನಿನ್ನೆ ಭೇಟಿ ಮಾಡಿದರು. ಭಾರತ ಮತ್ತು ಜಪಾನ್ ನಡುವಿನ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಬಗ್ಗೆ ಉಭಯ ನಾಯಕರು ಅಭಿಪ್ರಾಯ ವಿನಿಮಯ ಮಾಡಿಕೊಂಡರು. ಇಂಡೋ ಪೆಸಿಫಿಕ್ ಮತ್ತು ಅದರಾಚೆ ಶಾಂತಿ, ಸ್ಥಿರತೆ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುವಲ್ಲಿ ಭಾರತ ಜಪಾನ್ ರಕ್ಷಣಾ ಮತ್ತು ಭದ್ರತಾ ಸಹಕಾರದ ಮಹತ್ವವನ್ನು ಈ ಸಮಾಲೋಚನೆ ಅನಾವರಣಗೊಳಿಸುತ್ತದೆ. ರಕ್ಷಣಾ ವಲಯದಲ್ಲಿ ಭಾರತೀಯ ಕಂಪನಿಗಳು ಮತ್ತು ನವೋದ್ಯಮಗಳೊಂದಿಗೆ ವಿಶೇಷವಾಗಿ ಮೇಕ್ ಇನ್ ಇಂಡಿಯಾ ಆಶ್ರಯದಲ್ಲಿ ಸಹ ಅಭಿವೃದ್ಧಿ ಮತ್ತು ಸಹ ಉತ್ಪಾದನೆಗಾಗಿ ಜಪಾನ್ ಪಾಲುದಾರಿಕೆ ಮಾಡಿಕೊಳ್ಳಲು ಲಭ್ಯವಿರುವ ಅವಕಾಶಗಳ ಬಗ್ಗೆ ಪ್ರಧಾನಿ ಈ ಸಂದರ್ಭದಲ್ಲಿ ಮಾಹಿತಿ ನೀಡಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಮಾಹಿತಿ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಭಾರತ ಮತ್ತು ಜಪಾನ್ ನಡುವಿನ ರಕ್ಷಣಾ ಮತ್ತು ಭದ್ರತಾ ಸಂಬಂಧಗಳನ್ನು ಗಾಢಗೊಳಿಸುವ ಕುರಿತು ಅತ್ಯುತ್ತಮ ಸಂಭಾಷಣೆ ನಡೆಸಿದ್ದೇವೆ. ಇಂಡೋ ಪೆಸಿಫಿಕ್ ಮತ್ತು ಅದರಾಚೆಗಿನ ಶಾಂತಿ, ಸ್ಥಿರತೆ ಮತ್ತು ಸಮೃದ್ಧಿಗೆ ಎರಡೂ ರಾಷ್ಟಗಳ ನಡುವಿನ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆ ಪ್ರಮುಖ ಆಧಾರವಾಗಿದೆ ಎಂದು ಹೇಳಿದ್ದಾರೆ. 12ನೇ ಬ್ರಿಕ್ಸ್ ಸಂವಹನ ಸಚಿವರ ಸಭೆಯನ್ನು ಭಾರತ ಆಯೋಜಿಸಿದ್ದು, ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರ ಅಧ್ಯಕ್ಷತೆಯಲ್ಲಿ ಇಂದು ಪುಣೆಯಲ್ಲಿ ಸಭೆ ನಡೆಯಲಿದೆ. ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ, ಡಿಜಿಟಲ್ ರೂಪಾಂತರ, ನಾವೀನ್ಯತೆ ಮತ್ತು ಡಿಜಿಟಲ್ ಮೂಲಸೌಕರ್ಯದ ಸಹಕಾರವನ್ನು ಬಲಪಡಿಸುವ ಕುರಿತು ಚರ್ಚೆ ನಡೆಯಲಿದೆ. ನಾವೀನ್ಯತೆ, ಸಹಕಾರ ಮತ್ತು ರೂಪಾಂತರ ಎಂಬುದು ಸಭೆಯ ಪ್ರಮುಖ ಕಾರ್ಯಸೂಚಿಯಾಗಿದೆ. ಈ ಕಾರ್ಯಕ್ರಮವು ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಉದಯೋನ್ಮುಖ ತಂತ್ರಜ್ಞಾನ, ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಭವಿಷ್ಯದ ಸಂಪರ್ಕ ವ್ಯವಸ್ಥೆ, ಸೈಬರ್ ಭದ್ರತೆ, ಸಾಮರ್ಥ್ಯ ವೃದ್ಧಿ ಮತ್ತು ಅಂತರ್ಗತ ಡಿಜಿಟಲ್ ಸಂಪರ್ಕದ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು ವೇದಿಕೆಯನ್ನು ಒದಗಿಸುತ್ತದೆ. ಲಡಾಖ್ನಲ್ಲಿ ಜಮ್ಮು ಮತ್ತು ಕಾಶ್ಮೀರ ಹೈಕೋರ್ಟ್ ಪೀಠ ಸ್ಥಾಪಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಈ ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ನಿರ್ಧಾರವು ಲಡಾಖ್ನ ದೂರದ ಪ್ರದೇಶಗಳಲ್ಲಿನ ನಾಗರಿಕರಿಗೆ ನ್ಯಾಯದಾನದ ಪ್ರವೇಶವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಮತ್ತು ಅವರು ಅರ್ಹ ಕಾನೂನು ಸೇವೆಗಳನ್ನು ಪಡೆಯಲು ಸಮಯವನ್ನು ಕಡಿಮೆ ಮಾಡುತ್ತದೆ. ಲಡಾಖ್ನ ಸರ್ವತೋಮುಖ ಅಭಿವೃದ್ಧಿಗೆ ಮತ್ತು ಸಾಂವಿಧಾನಿಕ ಸುರಕ್ಷತೆಗಳನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ ಸಂಪೂರ್ಣವಾಗಿ ಬದ್ಧವಾಗಿದೆ ಎಂದು ಅಮಿತ್ ಶಾ ಹೇಳಿದ್ದಾರೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ತನ್ನ ಕೀ ಉತ್ತರದ ಬಗ್ಗೆ ಆಕ್ಷೇಪಣೆ ಸಲ್ಲಿಸಲು ಆನ್ಸರ್ ಕೀ ಚಾಲೆಂಜ್ ಎಂಬ ವ್ಯವಸ್ಥೆಯನ್ನು ವಿದ್ಯಾರ್ಥಿಗಳಿಗಾಗಿ ವಿನ್ಯಾಸಗೊಳಿಸಿದೆ. ಈ ವ್ಯವಸ್ಥೆ ದುಬಾರಿಯಾಗಿದೆ ಎಂಬ ಕಳವಳಗಳನ್ನು ಎನ್ಟಿಎ ತಿರಸ್ಕರಿಸಿದೆ. ಇದು ಒಂದು ಆನ್ಲೈನ್ ಪ್ರಕ್ರಿಯೆಯಾಗಿದ್ದು ಅಲ್ಲಿ ಜೆಇಇ ಮುಖ್ಯ, ಎನ್ಇಇಟಿ ಅಥವಾ ಯುಜಿಸಿ, ನೆಟ್ನಂತಹ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವ ಅಭ್ಯರ್ಥಿಗಳು ತಾತ್ಕಾಲಿಕ ಕೀ ಉತ್ತರದ ದೋಷಗಳ ಬಗ್ಗೆ ಆಕ್ಷೇಪ ಸಲ್ಲಿಸಬಹುದು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಎನ್ಟಿಎ ಹೇಳುವಂತೆ ಒಬ್ಬ ಅಭ್ಯರ್ಥಿಯು ಪ್ರಶ್ನೆಯನ್ನು ಪ್ರಶ್ನಿಸಿದರೆ ಮತ್ತು ವಿಷಯ ತಜ್ಞರು ಸವಾಲನ್ನು ಸ್ವೀಕರಿಸಿದರೆ ಪರಿಷ್ಕೃತ ಉತ್ತರ ಕೀ ಪರೀಕ್ಷೆ ಬರದ ಪ್ರತಿಯೊಬ್ಬ ಅಭ್ಯರ್ಥಿಗೂ ಅದು ಅನ್ವಯವಾಗಲಿದೆ. ಅನಗತ್ಯ ಸವಾಲುಗಳನ್ನು ನಿರುತ್ಸಾಹಗೊಳಿಸಲು ಇದಕ್ಕಾಗಿ ಶುಲ್ಕವನ್ನು ವಿಧಿಸಲಾಗುತ್ತದೆ ಮತ್ತು ಸವಾಲು ಸರಿಯಾಗಿದ್ದರೆ ಶುಲ್ಕವನ್ನು ಮರುಪಾವತಿಸಲಾಗುತ್ತದೆ. ಪ್ರತಿ ಪ್ರಶ್ನೆಗೆ 200 ರೂಪಾಯಿ ದರ ನಿಗದಿಪಡಿಸಲಾಗಿದೆ. ಯಾವುದೇ ಅಭ್ಯರ್ಥಿಯಿಂದ ನಿಖರವಾದ ಸವಾಲು ಎದುರಾದರೆ ಲಕ್ಷಾಂತರ ಇತರ ದಾಖಲೆಗಳನ್ನು ಸರಿಪಡಿಸಲು ನೆರವಾಗಲಿದೆ ಎಂದು ಎನ್ಟಿಎ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು

0: ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಇಂದು ವರಮಹಾಲಕ್ಷ್ಮಿ ಹಬ್ಬ. ನಾಡಿನಾದ್ಯಂತ ಸಂಭ್ರಮ ಮನೆ ಮಾಡಿದೆ. ಮನೆ ದೇವಾಲಯಗಳಲ್ಲಿ ಬೆಳಗ್ಗೆಯಿಂದಲೇ ಪೂಜಾ ಕೈಂಕರ್ಯಗಳು ಆರಂಭವಾಗಿದೆ. ತಳಿರು ತೋರಣ ಬಾಳೆಕಂಬ ಸಾಲು ದೀಪಗಳು ಹೂಮಾಲೆಗಳ ಅಲಂಕಾರಗಳಿಂದ ವರಮಹಾಲಕ್ಷ್ಮಿ ಪ್ರಾಣ ಪ್ರತಿಷ್ಠಾಪನೆಗೊಂಡು ದೈವ ಕಳೆ ಮೇಳೈಸಿದೆ. ಬೆಲೆ ಏರಿಕೆಯ ಮಧ್ಯೆಯೂ ವರಮಹಾಲಕ್ಷ್ಮಿ ಹಬ್ಬದ ಅಗತ್ಯ ವಸ್ತುಗಳ ಖರೀದಿ ಭರಾಟೆ ಇಂದು ಸಹ ಜೋರಾಗಿದೆ. ಈ ವರ್ಷದ ಅಕ್ಟೋಬರ್ 31ರವರೆಗೆ 10 ಲಕ್ಷ ಮೆಟ್ರಿಕ್ ಟನ್ ಕಚ್ಚಾ ಸಕ್ಕರೆಯನ್ನು ಸುಂಕರಹಿತವಾಗಿ ಆಮದು ಮಾಡಿಕೊಳ್ಳಲು ಸರ್ಕಾರ ಅನುಮತಿ ನೀಡಿದೆ. ವಿದೇಶಿ ವ್ಯಾಪಾರ ನಿರ್ದೇಶನಾಲಯ ಈ ಕುರಿತು ಅಧಿಸೂಚನೆ ಹೊರಡಿಸಿದೆ. ನಿರ್ದಿಷ್ಟ ಷರತ್ತುಗಳಿಗೆ ಒಳಪಟ್ಟು 10 ಲಕ್ಷ ಮೆಟ್ರಿಕ್ ಟನ್ ಕಚ್ಚಾ ಸಕ್ಕರೆಯನ್ನು ಸುಂಕವಿಲ್ಲದೆ ಆಮದು ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. ಹಬ್ಬದ ಋತುವಿಗೆ ಮುಂಚಿತವಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ. ಹಬ್ಬದ ಸಂದರ್ಭದಲ್ಲಿ ಸಕ್ಕರೆ ಬೇಡಿಕೆ ಸಾಮಾನ್ಯವಾಗಿ ಹೆಚ್ಚಿರುತ್ತದೆ. ಭಾರತ ವಿಶ್ವದ 2ನೇ ಅತಿದೊಡ್ಡ ಸಕ್ಕರೆ ಉತ್ಪಾದಕ ರಾಷ್ಟವಾಗಿದೆ. ಆಮ್ಸ್ಟರ್ಡ್ಯಾಮ್ನಲ್ಲಿ ನಡೆಯುತ್ತಿರುವ FIH ವಿಶ್ವಕಪ್ ಹಾಕಿ ಟೂರ್ನಿ ಪೂಲ್ ಬಿ ಗುಂಪಿನ ಮೊದಲ ಪಂದ್ಯದಲ್ಲಿ ಭಾರತೀಯ ಮಹಿಳಾ ತಂಡವು ಇಂದು ನೆದರ್ಲ್ಯಾಂಡ್ಸ್ ವಿರುದ್ಧ ಸೆಣಸಲಿದೆ. ಈ ಪಂದ್ಯವು ಭಾರತೀಯ ಕಾಲಮಾನ ರಾತ್ರಿ 9:30ಕ್ಕೆ ಆರಂಭವಾಗಲಿದೆ. ಇದಕ್ಕೂ ಮೊದಲು ನಿನ್ನೆ ನಡೆದ ಪೂಲ್ ಡಿ ಗುಂಪಿನ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಗೋಲುರಹಿತ ಡ್ರಾ ಸಾಧಿಸಿದ ನಂತರ ಭಾರತ 2ನೇ ಸುತ್ತಿಗೆ ಮುನ್ನಡೆದಿದೆ. ಎರಡೂ ತಂಡಗಳು ಅವಕಾಶಗಳನ್ನು ಸೃಷ್ಟಿಸಿಕೊಂಡವು, ಆದರೆ ಗೋಲು ಗಳಿಸುವಲ್ಲಿ ವಿಫಲವಾದವು. ಭಾರತದ ರಕ್ಷಣಾ ವಿಭಾಗವು ಸ್ಪರ್ಧೆಯ ಉದ್ದಕ್ಕೂ ದೃಢವಾಗಿತ್ತು. ವಿಶೇಷವಾಗಿ ದ್ವಿತೀಯಾರ್ಧದಲ್ಲಿ ಭಾರತವು ಇಂಗ್ಲೆಂಡ್ನಿಂದ ಅನೇಕ ಪೆನಾಲ್ಟಿ ಕಾರ್ನರ್ಗಳನ್ನು ತಡೆದಿತ್ತು. ಸಲೀಮಾ ತೇಟಿ ನೇತೃತ್ವದ ಭಾರತದ ಪೂಲ್ ಡಿಯಲ್ಲಿ ಪ್ರಮುಖ 2ನೇ ಸ್ಥಾನವನ್ನು ಗಳಿಸಲು ಈ ಡ್ರಾ ನೆರವಾಯಿತು. ನವದೆಹಲಿಯಲ್ಲಿ ನಡೆಯುತ್ತಿರುವ BWF ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನ ಪುರುಷರ ಮತ್ತು ಮಹಿಳೆಯರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತೀಯ ಶಟ್ಲರ್ಗಳು ಇಂದು ಸ್ಪರ್ಧಿಸಲಿದ್ದಾರೆ. ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಮೂರನೇ ಶ್ರೇಯಾಂಕದ ಚೀನಾದ ಲಿಯಾಂಗ್ ವಿ ಕೆಂಗ್ ಮತ್ತು ವಾಂಗ್ ಚಾಂಗ್ ಅವರ ವಿರುದ್ಧ ಹೋರಾಡಲಿದ್ದಾರೆ. ಈ ಜೋಡಿ ಪ್ರೀಕ್ವಾರ್ಟರ್ ಫೈನಲ್ಸ್ನಲ್ಲಿ ಮಲೇಷ್ಯಾದ ಜುನೈದಿ ಆರಿಫ್ ಮತ್ತು ರಾಯ್ ಕಿಂಗ್ ಯಾಪ್ ಅವರನ್ನು 21-13, 21-19, 21-17 ಸೆಟ್ಗಳಿಂದ ಸೋಲಿಸಿತು. ಮಹಿಳಾ ಡಬಲ್ಸ್ನಲ್ಲಿ ತ್ರಿಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಅವರನ್ನೊಳಗೊಂಡ ಭಾರತ ಜೋಡಿ 4ನೇ ಶ್ರೇಯಾಂಕದ ಚೀನಾದ ಜಿಯಾಯಿ ಫ್ಯಾನ್ ಮತ್ತು ಜಾಂಗ್ ಶು ಕ್ಸಿಯಾನ್ಸಿ ಜೋಡಿಯನ್ನು ಎದುರಿಸಲಿದೆ. ಏತನ್ಮಧ್ಯೆ ಮಾಜಿ ವಿಶ್ವ ಚಾಂಪಿಯನ್ ಪಿವಿ ಸಿಂಧು, ಪುರುಷರ ಸಿಂಗಲ್ ಶೆಟ್ಲರ್ ಆಯುಷ್ ಶೆಟ್ಟಿ ಮತ್ತು ಮಿಶ್ರ ಡಬಲ್ಸ್ ಜೋಡಿ ಧ್ರುವ ಕಪಿಲ ಮತ್ತು ತನಿಷಾ ಕ್ರಾಸ್ಟು ತಮ್ಮ ಪ್ರೀಕ್ವಾರ್ಟರ್ ಫೈನಲ್ಸ್ನಲ್ಲಿ ಹಣಾಹಣಿಯಲ್ಲಿ ಸೋಲುಂಡರು. ಇದರಿಂದಾಗಿ ಆಯಾ ವಿಭಾಗಗಳಲ್ಲಿ ಭಾರತದ ಯಾನ ಕೊನೆಗೊಂಡಿತು. ಮಹಿಳಾ ಸಿಂಗಲ್ಸ್ನಲ್ಲಿ ಪಿವಿ ಸಿಂಧು 3ನೇ ಶ್ರೇಯಾಂಕದ ವಾಂಗ್ ಜಿ ಯಿ ವಿರುದ್ಧ ಪರಾಭವಗೊಂಡರು. ಪುರುಷರ ಸಿಂಗಲ್ಸ್ನಲ್ಲಿ ಆಯುಷ್ ಶೆಟ್ಟಿ ಅವರನ್ನು ಇಂಡೋನೇಷ್ಯಾದ ಅಲ್ವಿ ಫರ್ಹಾನ್ ಸೋಲಿಸಿದರು. ನೈಜೀರಿಯಾದ ವಾಯುವ್ಯ ಸುಕೋಟೋ ರಾಜ್ಯದ ನದಿಯಲ್ಲಿ ದೋಣಿಯೊಂದು ಮುಳುಗಿ ಕನಿಷ್ಠ 47 ಜನರು ಸಾವನ್ನಪ್ಪಿದ್ದಾರೆ. ದೋಣಿಯಲ್ಲಿದ್ದ 80ಕ್ಕೂ ಹೆಚ್ಚು ಜನರು ಗೋರವ್ ಪಟ್ಟಣದಲ್ಲಿ ಕೆಲಸಕ್ಕಾಗಿ ತೆರಳುತ್ತಿದ್ದರು. ನೈಜೀರಿಯಾದಲ್ಲಿ ವಿಶೇಷವಾಗಿ ಮಳೆಗಾಲದಲ್ಲಿ ದೋಣಿ ಅಪಘಾತಗಳು ಸಾಮಾನ್ಯವಾಗಿದೆ. ಈ ವರ್ಷದ ಜನವರಿಯಲ್ಲಿ ಯೋಬೆ ರಾಜ್ಯದಲ್ಲಿ ಇದೇ ರೀತಿ ದುರಂತದಲ್ಲಿ 25 ಜನ ಸಾವನ್ನಪ್ಪಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಧಿಕಾರಿಗಳು, ವಿಶ್ವವಿದ್ಯಾಲಯಗಳು ಮತ್ತು ಯುವ ಸಮೂಹದೊಂದಿಗೆ ಹೆಚ್ಚಿನ ಒಡನಾಟ ಹೊಂದಬೇಕು, ಪ್ರಧಾನಿ ನರೇಂದ್ರ ಮೋದಿ. ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅಧ್ಯಕ್ಷತೆಯಲ್ಲಿ ಇಂದು ಪುಣೆಯ 12ನೇ ಬ್ರಿಕ್ಸ್ ಸಂವಹನ ಸಚಿವರ ಸಭೆ. ಲಡಾಖ್ನಲ್ಲಿ ಜಮ್ಮು ಮತ್ತು ಕಾಶ್ಮೀರ ಹೈಕೋರ್ಟ್ ಪೀಠ ಸ್ಥಾಪಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ. FIH ವಿಶ್ವಕಪ್ ಹಾಕಿ ಟೂರ್ನಿ, ಇಂದು ಭಾರತ ನೆದರ್ಲ್ಯಾಂಡ್ಸ್ ತಂಡಗಳ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
3: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಶ್ರೀ ವರಮಹಾಲಕ್ಷ್ಮಿ ವ್ರತಾಚರಣೆಯ ವಿಶೇಷ ಕಾರ್ಯಕ್ರಮದಲ್ಲಿ ಶ್ರೀ ವರಮಹಾಲಕ್ಷ್ಮಿ ವ್ರತಾಚರಣೆಯ ಪೌರಾಣಿಕ ಹಿನ್ನೆಲೆ, ವಿಧಾನ ಹಾಗೂ ಮಹತ್ವ ಕುರಿತು ಸರಗೂರಿನ ಅರ್ಚಕರು ಹಾಗೂ ಜ್ಯೋತಿಷಿಗಳಾದ ಡಾಕ್ಟರ್ ಹರೀಶ್ ಭಾರದ್ವಾಜ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಶ್ರೋತೃಗಳೇ, ತಮ್ಮೆಲ್ಲರಿಗೂ ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ನಮ್ಮ ವರಮಹಾಲಕ್ಷ್ಮಿ ಹಬ್ಬ ಅಥವಾ ವ್ರತವು ಹಿಂದೂ ಧರ್ಮದ ಹಬ್ಬಗಳಲ್ಲಿ ಒಂದು ವಿಶೇಷವಾದ ಹಬ್ಬವಾಗಿದೆ. ಲಕ್ಷ್ಮೀ ದೇವಿಯು ವರಗಳನ್ನು ದಯಪಾಲಿಸುವುದರಿಂದ ಹಾಗೂ ಶ್ರೇಷ್ಠಳಾಗಿರುವುದರಿಂದ ಆಕೆಯನ್ನು ವರಮಹಾಲಕ್ಷ್ಮಿ ಎಂದು ಕರೆಯುತ್ತಾರೆ. ಒಮ್ಮೆ ದೇವತೆಗಳು ಮತ್ತು ದಾನವರು ಅಮೃತಕ್ಕಾಗಿ ಕ್ಷೀರ ಸಮುದ್ರವನ್ನು ಮಥಿಸುತ್ತಿದ್ದಾಗ ಸಂಪತ್ ಸ್ವರೂಪಿಣಿಯಾಗಿ ಮಹಾಲಕ್ಷ್ಮೀ ದೇವಿಯು ಆ ಕ್ಷೀರ ಸಮುದ್ರದಿಂದ ಆವಿರ್ಭವಿಸುತ್ತಾಳೆ ಎಂದು ನಮ್ಮ ಹಿಂದೂ ಧರ್ಮದ ಪುರಾಣಗಳಿಂದ ತಿಳಿದು ಬಂದಿದೆ. ಈ ಮಹಾಲಕ್ಷ್ಮಿಯ ಹಬ್ಬವೇ ವರಮಹಾಲಕ್ಷ್ಮಿ ವ್ರತ. ಈ ವರಮಹಾಲಕ್ಷ್ಮಿ ಹಬ್ಬದ ಅಥವಾ ವ್ರತದ ಕುರಿತು, ಈ ವ್ರತದ ಪೌರಾಣಿಕ ಹಿನ್ನೆಲೆ ಮತ್ತು ಆಚರಣೆ ವಿಧಾನ ಮತ್ತು ಮಹತ್ವ, ಈ ಎಲ್ಲ ವಿಚಾರಗಳ ಕುರಿತು ಒಂದಿಷ್ಟು ಮಾಹಿತಿಯನ್ನು ನೀಡಲು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರಿನ ಶ್ರೀ ಚಿಕ್ಕದೇವಮ್ಮ ದೇವಾಲಯ ಹಾಗೂ ಶ್ರೀ ಕೋದಂಡರಾಮ ದೇವಾಲಯದ ಪ್ರಧಾನ ಅರ್ಚಕರಾದಂಥ ಡಾಕ್ಟರ್ ಹರೀಶ್ ರವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ.
1: ಧನ್ಯವಾದಗಳು.
0: ಮೊದಲಿಗೆ ತಮ್ಮ ಕೂಡ ವರಮಹಾಲಕ್ಷ್ಮಿ ವ್ರತದ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ.
1: ಖಂಡಿತ, ನಿಮಗೆ ಮತ್ತು ನಮ್ಮ ಎಲ್ಲ ಕೇಳುಗರ ಶ್ರೋತೃಗಳಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.
0: ನಮ್ಮ ಹಿಂದೂ ಧರ್ಮದ ಹಲವಾರು ಹಬ್ಬಗಳು ವ್ರತಗಳಲ್ಲಿ ಅಂತ ನಾವು ಗಮನಿಸಿದಂಥ ಸಂದರ್ಭದಲ್ಲಿ ಈ ವರಮಹಾಲಕ್ಷ್ಮಿ ಹಬ್ಬ ಅನ್ನೋದು ಬಹಳ ಪ್ರಮುಖ ಹಾಗೂ ಪವಿತ್ರವಾದಂಥ ವ್ರತ ಅಂತ ನಾನು ಭಾವಿಸ್ತೀನಿ. ಆ ನಿಟ್ಟಿನಲ್ಲಿ ಈ ವರಮಹಾಲಕ್ಷ್ಮಿ ವ್ರತದ ಪೌರಾಣಿಕ ಹಿನ್ನೆಲೆ ಮತ್ತು ಇದರ ವಿಶೇಷತೆಯನ್ನು ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ತಿಳಿಸ್ಕೊಡಿ.
1: ಖಂಡಿತ, ಹಿಂದೂ ಧರ್ಮದಲ್ಲಿ ಎಲ್ಲ ವ್ರತಗಳು ತುಂಬ ಮಹತ್ವವನ್ನೇ ಪಡೆದಿರೋವಂಥದ್ದು. ಯಾಕೆಂದರೆ ಇವಾಗ ಸ್ವರ್ಣ ಗೌರಿ ವ್ರತ ತುಂಬ ಮಹತ್ವ ಪಡೆದಿರೋಂಥ ಗೌರಿ ಹಬ್ಬ ಅಂತ ಹೇಳ್ತೀವಿ ಅದನ್ನ, ಎಲ್ಲ ಹೆಣ್ಮಕ್ಳು ಸಹ ಮಾಡೋ ಅಂಥದ್ದು. ಮಂಗಳ ಗೌರಿ ವ್ರತ, ಮದುವೆ ಆದಂಥ ಹೆಣ್ಮಕ್ಳು ಮಾಡೋ ಅಂಥದ್ದು ಮಂಗಳ ಗೌರಿ ವ್ರತ ಅಂತ, 16 ವರ್ಷ ಅದನ್ನು ಮಾಡಬೇಕು ಅಂತ ಇರೋದಂಥದ್ದು. ಆಮೇಲೆ ಭೀಮನ ಅಮಾವಾಸ್ಯ ವ್ರತ ಅಂತ, ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಹೇಳ್ತೀವಿ ಅದನ್ನು ನಾವು, ಜ್ಯೋತಿರ್ಭೀಮೇಶ್ವರ ವ್ರತ. ಇದೆಲ್ಲ ವ್ರತಗಳು ಮಹತ್ವವಾಗಿರೋಂಥದ್ದು ನಮಗೆ. ಸತ್ಯನಾರಾಯಣ ಸ್ವಾಮಿ ವ್ರತ ಪ್ರಮುಖವಾಗಿ, ಸತ್ಯನಾರಾಯಣ ಸ್ವಾಮಿ ವ್ರತ, ಈ ಥರ ಎಲ್ಲ ವ್ರತಗಳು ಪ್ರಮುಖವಾಗಿರೋಂಥದ್ದು ನಮ್ಮ ಹಿಂದೂ ಧರ್ಮದಲ್ಲಿ. ಎಲ್ಲ ವ್ರತಗಳು ಅದೇ ಆದ ವಿಶೇಷಗಳನ್ನು ಪಡೆದಿರೋಂಥದ್ದು. ವರಮಹಾಲಕ್ಷ್ಮಿ ವ್ರತ ಅದರಲ್ಲಿ ತುಂಬ ವಿಶೇಷ. ತುಂಬ ವಿಶೇಷ ಅಂತಂದರೆ, ಅಮ್ಮನವರು ಉದ್ಭವ ಕ್ಷೀರಸಾಗರ ಮಂಥನ ಮಾಡಬೇಕಾದ್ರೆ ಹಲ ಹಲ ಅದೆಲ್ಲ ಅದ್ಬಂದ್ಮೇಲೆ ಅಮ್ಮನವರು ಉದ್ಭವ ಆಗಿರೋಂಥದ್ದು ಆ ಸಮಯ. ಈ ವರಮಹಾಲಕ್ಷ್ಮಿ ವ್ರತ ಅಂತಂದರೆ ಇದು ಪೌರಾಣಿಕ ಹಿನ್ನೆಲೆ ಏನು, ಮತ್ತು ಇದನ್ನು ಯಾರು ಆಚರಿಸ್ತಾರೆ, ಯಾರ್ಯಾರು ಆಚರಿಸ್ಬಹುದು, ಯಾವ ಸಮಯದಲ್ಲಿ ಆಚರಣೆ ಮಾಡಬೇಕು, ಇದರದ್ದು ಆಚರಣೆಯ ವಿಧಾನಗಳು ಹೇಗೆ, ಇದೆಲ್ಲವನ್ನು ಹೇಳೋಣ. ಏನಂದರೆ ಮೊದಲನೆಯದಾಗಿ ವರಮಹಾಲಕ್ಷ್ಮಿ ವ್ರತ ಅಂದ್ರೇನು, ವರಮಹಾಲಕ್ಷ್ಮಿ ಹೆಸರಲ್ಲೇ ಬಂದಂಗೆ ವರಮಹಾಲಕ್ಷ್ಮಿ ಅಂತ. ಅಮ್ಮನವ್ರಿಗೆ ಒಂದು ವಿಶೇಷವಾದಂಥ ಒಂದು ಶಕ್ತಿ, ಯಾರಿಗೆ, ಮಹಾಲಕ್ಷ್ಮಿಗೆ ವರ ಕೊಡೋಕ್ಕೆ. ಈ ಎಲ್ಲದು ನಮ್ಮ ತ್ರಿಶಕ್ತಿಗಳಿಗೆ ಎಲ್ಲದಕ್ಕೂ ಇದೆ, ಆದರೆ ವಿಶೇಷವಾಗಿ ಧನ ಕನಕ ಅಂತಂದರೆ ಅಮ್ಮನವ್ರನ್ನೇ ನಾವು ಜ್ಞಾಪಕ ಮಾಡ್ಕೊಳ್ಳೋದು, ಲಕ್ಷ್ಮಿನೇ ನಾವು ಜ್ಞಾಪಕ ಮಾಡ್ಕೊಳ್ಳೋಂಥದ್ದು. ಏನೇ ಮಾಡಿದ್ರು ಶುಕ್ರವಾರ ದಿನ ಲಕ್ಷ್ಮಿ ಪೂಜೆ ಮಾಡಿಬಿಡು, ಎಲ್ಲ ಸರಿ ಹೋಗ್ಬಿಡುತ್ತೆ ಈ ಥರ. ಅದರಲ್ಲಿ ವಿಶೇಷವಾಗಿ ವರಮಹಾಲಕ್ಷ್ಮಿ ಬರೋದಂಥದ್ದು ತುಂಬ ಅನುಕೂಲ. ಇದು ಶ್ರಾವಣ ಮಾಸದ ಪೌರ್ಣಮಿಯ ಹಿಂಭಾಗದ ಶುಕ್ರವಾರ ದಿನ ನಾವು ಮಾಡಬೇಕು ಅಂತ ಇರೋಂಥದ್ದು. ಯಾತಕ್ಕೆ ದಿನ ಶುಕ್ರವಾರನೇ ಮಾಡಬೇಕು ಅಂತಂದರೆ, ಪುರಾಣದಲ್ಲೇ ಬಂದಿದೆ ಇದು. ಇದ್ರ ಏನು ಹಿನ್ನೆಲೆ ಅಂತಂದರೆ, ಕೈಲಾಸದಲ್ಲಿ ಶಿವ ಪಾರ್ವತಿ ಇಬ್ಬರೂ ಮಾತಾಡ್ತಾ ಇದ್ದಾಗ, ಅಂದರೆ ಸಂವಾದ ನಡೆಸ್ತಿದ್ದಾಗ, ಪಾರ್ವತಿ ಕೇಳ್ತಾಳಂತೆ ಶಿವನ್ನ, ಭಗವಂತ ಎಲ್ಲ ಥರದ್ರಲ್ಲೂ ದೀರ್ಘ ಸೌಮಂಗಲ್ಯ ಕೊಡೋ ಅಂಥದ್ದು, ಧನ ಕನಕಾದಿ ವಸ್ತು ವಾಹನಾದಿಗಳನ್ನ ಐಶ್ವರ್ಯಗಳನ್ನ ಕೊಡೋ ಅಂಥದ್ದು, ಮತ್ತು ಎಲ್ಲದರಲ್ಲೂ ಒಳ್ಳೇದಾಗ ಅಂಥದ್ದು ಈ ವ್ರತ ಯಾವ್ದಾದ್ರೂ ಒಂದಿದ್ರೆ ಹೇಳಿ. ಅವಾಗ ಪರಮಾತ್ಮ ಹೇಳ್ತಾನಂತೆ, ಎಲ್ಲ ವ್ರತಗಳಲ್ಲೂ ಈ ನೀನು ಏನು ಕೇಳಿದೆ ಅದಂತ ಕೊಡುವಂಥ ವ್ರತ ಒಂದಿದೆ, ಅದೇ ವರಮಹಾಲಕ್ಷ್ಮಿ ವ್ರತ ಅಂತ ಭಗವಂತ ಹೇಳ್ತಾನೆ. ಇದೆಲ್ಲ ಥರದ್ರಲ್ಲೂ ವರ ಕೊಡುವಂಥದ್ದು, ನಾವು ಅಂದ್ಕೊಂಡಿದ್ದ ಕೆಲಸನ ಫಲ ಕೊಡೋಂಥದ್ದು ವ್ರತನೇ ಈ ವರಮಹಾಲಕ್ಷ್ಮಿ ವ್ರತ ಅಂತ. ಪುರಾಣದಲ್ಲಿ ಪರಮೇಶ್ವನಿಂದ ಪಾರ್ವತಿಗೆ ಗೊತ್ತಾಗಿದ್ದಂಥದ್ರು ವರಮಹಾಲಕ್ಷ್ಮಿ ಅಂದರೆ ಯಾವಾಗ ಮಾಡಬೇಕು ಅಂತ ಶಿವನಿಂದನೇ ಪಾರ್ವತಿಗೆ ಗೊತ್ತಾಗಿರುವಂಥದ್ದು. ಇದು ಪಾರ್ವತಿ ಕೇಳ್ತಾರಂತೆ ಶಿವನ್ನ, ಯಾವ ಸಮಯದಲ್ಲಿ ಮಾಡಬೇಕು ಅಂತ ಈ ವ್ರತನ, ವರಮಹಾಲಕ್ಷ್ಮಿ ವ್ರತನ ಯಾವ ಸಮಯದಲ್ಲಿ ವರಮಹಾಲಕ್ಷ್ಮಿ ವ್ರತ ಮಾಡಬೇಕು ಅಂತ ಶಿವ ಹೇಳಿದಾಗ, ಪಾರ್ವತಿ ಯಾವ ಸಮಯದಲ್ಲಿ ಮಾಡಬೇಕು ಇದು ಅಂತ ಕೇಳಿದಾಗ, ಶಿವ ಹೇಳ್ತಾನಂತೆ ಶ್ರಾವಣ ಮಾಸ ತುಂಬ ಒಳ್ಳೆ ಮಾಸ, ಆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಅಂದರೆ ಪೌರ್ಣಮಿ ಬರುತ್ತಲ್ಲ, ಆ ಪೌರ್ಣಮಿಯ ಹಿಂಭಾಗದ ಶುಕ್ರವಾರದಲ್ಲಿ ನಾವು ಈ ವ್ರತನ ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕೆ ಅಂತಂದರೆ ಪೌರ್ಣಮಿಗೆ ಒಂದು ಶಕ್ತಿ ಇರುತ್ತೆ, ಚಂದ್ರನಿಗೆ ಒಂದು ಶಕ್ತಿ ಇರುತ್ತೆ, ಪೌರ್ಣಮಿಯಲ್ಲಿ ಪೂರ್ಣ ಚಂದ್ರ ಇರ್ತಾನೆ ಅದಕ್ಕೆ ಒಂದು ಶಕ್ತಿ.

0: ಆ ಶಕ್ತಿ ಹತ್ತತ್ರದಲ್ಲಿ ಏನಾಗುತ್ತೆ ಅಂದರೆ ತ್ರಯೋದಶಿ ಅಥವಾ ಚತುರ್ದಶಿ ಈ ಸಮಯಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬರೋಂಥದ್ದು. 90 ಭಾಗ ತ್ರಯೋದಶಿಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬರೋಂಥದ್ದು. ಈ ತ್ರಯೋದಶಿ ಸಮಯದಲ್ಲಿ ಪೂರ್ಣ ಚಂದ್ರನಾಗಿರ್ತಾನೆ ಅಂತ ಅವನು. ಅದಕ್ಕೆ ಒಂದು ಬಲ ಇರುತ್ತೆ ಅಂತ, ಚಂದ್ರನಿಗೆ ಬಲ ಇರುತ್ತೆ. ಚಂದ್ರ ಏನು ಅಂತಂದರೆ ಅದಕ್ಕೆ ಅಧಿದೇವತೆಗಳು ಯಾರು ಅಂದರೆ ದುರ್ಗಿ, ಲಕ್ಷ್ಮಿ ಈ ಥರ, ಅಂದರೆ ಹೆಣ್ಣು ದೇವರುಗಳಿಗೆ ಇಂಡಿಕೇಟ್ ಮಾಡೋ ಅಂಥದ್ದು ಚಂದ್ರ. ಅವಾಗ ಅವನ ಪೂರ್ಣ ಬಲ ಇದ್ದಾಗ ಪೌರ್ಣಮಿ ಸಮಯದಲ್ಲಿ ನಾವೆಲ್ಲ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಅಂತನ್ಬಿಟ್ಟು ಭಗವಂತ ಏನು ಹೇಳೋದು ಅಂದರೆ ಪೌರ್ಣಮಿಯ ಹಿಂಭಾಗದಲ್ಲಿ ಬರುವಂಥ ಶುಕ್ರವಾರ ಈ ವ್ರತನ ಮಾಡಬೇಕು ಅಂತ ಹೇಳ್ತಾರೆ. ಅವಾಗಿಂದನೂ ಪುರಾಣದಲ್ಲಿ ನಡ್ಕೊಂಬಂದಿರೋದ್ರಿಂದ, ಭಗವಂತನಿಂದ ನಮಗೆ ಅದು ಅನುಗ್ರಹ ಆಗಿರೋದ್ರಿಂದ, ಭಗವಂತನಿಂದ ನಮಗೆ ತಿಳಿದಿರೋದ್ರಿಂದ ನಾವು ಆ ಶುಕ್ರವಾರದಲ್ಲೇ ಮಾಡಬೇಕದನ್ನ. ಯಾಕೆ ಅಂದರೆ 90 ಭಾಗದಲ್ಲಿ ನಾವು ಲಕ್ಷ್ಮೀ ಪೂಜೆ ಮಾಡೋದೇ ಶುಕ್ರವಾರ. ಅದು ಯಾವ ಶುಕ್ರವಾರ ಮಾಡಬೇಕು ಅಂತ ಭಗವಂತ ಹೇಳಿದ್ದಾನೆ. ಯಾವ ಶುಕ್ರವಾರ? ಆ ಪೌರ್ಣಮಿಯಲ್ಲೇ ಹಿಂಭಾಗದ ಬರುವಂಥ ಶುಕ್ರವಾರದಲ್ಲಿ ಮಾಡಿ ಅಂತ. ಅದರಿಂದನೇ ಅದು ಶ್ರಾವಣ ಮಾಸದ ಪೌರ್ಣಮಿ ಹಿಂಭಾಗ ಶುಕ್ರವಾರದಲ್ಲಿ ನಾವು ನಡ್ಸ್ಕೊಂಬರೋ ಅಂಥದ್ದು ಅವಾಗಿಂದನೂ ರೂಢಿ ಮಾಡ್ಕೊಂಬಂದಿರೋಂಥ ಪದ್ಧತಿ ಇದು. ಇದ್ರ ಹಿನ್ನೆಲೆ ಏನು ಅಂತಂದರೆ, ವಿದರ್ಭ ದೇಶದ ಕುಂಡನಿ ಅಂದ್ಬಿಟ್ಟು ಒಂದು ನಗರ, ಆ ನಗರದಲ್ಲಿ ಒಬ್ಳು ಚಾರುಮತಿ ಅಂತ ಒಬ್ಳು ಸ್ತ್ರೀ ಇರ್ತಾಳೆ. ಅವಳು ಎಲ್ಲ ಥರದ್ರಲ್ಲೂ ಅತ್ತೆ ಮಾವ ಮತ್ತು ಅವ್ರ ತಂದೆ ತಾಯಿ ಗಂಡ ಇದ್ದಂಥ ಬಂಧು ಬಳಗ ಎಲ್ಲರನ್ನು ಅವಳು ಸತ್ಕಾರಗಳು ಮಾಡಿ ಅವ್ರನ್ನ ಪೂಜ್ಯ ಭಾವನೆಯಿಂದ ನೋಡಿ ಬಂದಂಥ ಬಂಧುಗಳನ್ನ ಊರಲ್ಲಿರುವಂಥವ್ರನ್ನ ಎಲ್ಲರನ್ನು ಅವಳು ಸತ್ಕಾರ ಮಾಡಿ ತುಂಬ ಪೂಜ್ಯ ಭಾವನೆಯಿಂದ ನೋಡ್ತಾ ಇರ್ತಾಳೆ. ಯಾರಿಗೂ ಮನಸ್ಸಿಗೆ ನೋವು ಮಾಡದೆ ಏನೂ ಮಾಡದೆ ಇರುವಂಥ ಸಾಧು ಸ್ತ್ರೀ ಅವಳು ತುಂಬ ಬಡತನದಲ್ಲಿರ್ತಾಳೆ. ಒಂದಿನ ಏನಾಗುತ್ತೆ, ಅವಳಿಗೆ ಸ್ವಪ್ನದಲ್ಲಿ ತಾಯಿ ವರಮಹಾಲಕ್ಷ್ಮಿ ಕಾಣಿಸ್ಕೋತಾಳೆ. ಸ್ವಪ್ನದಲ್ಲಿ ಅವಳಿಗೆ ಹೇಳ್ತಾಳೆ, ನಾನು ವರಮಹಾಲಕ್ಷ್ಮಿ ಬಂದಿದ್ದೇನೆ, ನಿನಗೆ ಏನು ವರ ಬೇಕು ಅದನ್ನು ನಾನು ಕೊಡೋಕ್ಕೆ ನಾನು ಇದಾಗಿದ್ದೀನಿ, ನಿನ್ನ ಮಾಡುವಂಥ ಕಾರ್ಯಗಳಿಂದ ನಿನ್ನ ಸತ್ಕರ್ಮಗಳಿಂದ ನನಗೆ ವರ ಕೊಡಬೇಕು ಅಂತ ನನಗೆ ಮನಸ್ಸಾಗಿದೆ, ನಾನು ನಿನಗೆ ಕೊಡ್ತಾ ಇದ್ದೀನಿ. ನೀನು ಏನು ಮಾಡಬೇಕು ಅಂತಂದರೆ, ಶ್ರಾವಣ ಮಾಸದ ಹಿಂಭಾಗದ ಶುಕ್ರವಾರದಲ್ಲಿ ಬರುವಂಥ ಹಿಂಭಾಗದ ಶುಕ್ರವಾರದಲ್ಲಿ ನನ್ನನ್ನು ಪೂಜೆ ಮಾಡು, ನೀನು ಅಂದ್ಕೊಂಡಿದ್ದಂಥ ಕೆಲಸಗಳನ್ನ ನಾನು ಮಾಡಿ ನಿನಗೆ ಬೇಕಾದಂಥ ಏನು ನಿನ್ನ ಇಷ್ಟಾರ್ಥಗಳು ಬರುವಂಥದ್ದನ್ನ ನಾನು ನಿನಗೆ ಆಶೀರ್ವಾದ ಮಾಡಿ ವರ ಕೊಡ್ತೀನಿ ಅಂತ ಹೇಳು. ಇವಳಿಗೆ ಆಶ್ಚರ್ಯ ಆಗ್ಬಿಡುತ್ತಂತೆ. ಸಡನ್ನಾಗಿ ರಾತ್ರಿ ಮಲಗಿದ್ದಂಥ ಕನಸಿಂದ ಎದ್ದು ಅಲ್ಲಿದ್ದಂಥ ಮನೆಯಲ್ಲಿದ್ದಂಥ ಬಂಧುಗಳಿಗೆ ಮತ್ತು ಅವ್ರ ಗಂಡಂಗೆ ಅತ್ತೆ ಮಾವರಿಗೆಲ್ಲರಿಗೂ ಹೇಳ್ತಾಳಂತೆ, ಈ ಥರ ಕನಸಲ್ಲಿಂಗೆ ಮಹಾಲಕ್ಷ್ಮಿ ತಾಯಿ ಬಂದಿದ್ದು, ಈ ಥರ ನನಗೆ ಕನಸು ಬಿತ್ತು ಅಂತ. ಎಲ್ಲರೂ ನೀನೇ ಪುಣ್ಯವಂತೆ, ಯಾಕೆಂದರೆ ಅಮ್ಮನವ್ರನ್ನ ಕಾಣೋದು ಅಂತಂದರೆ ಸುಲಭ, ಯಾಕೆಂದರೆ ಎಲ್ಲಿ ಅಮ್ಮನವ್ರನ್ನ ಹೊಲಿಸ್ಕೋಬೇಕು ಅಂದರೆ ತುಂಬ ಕಷ್ಟ. ಎಲ್ಲಿ ಮಡಿ ಮೈಲ್ಗೆ ಶುಚಿತ್ವಗಳಿರಲ್ವ ಅಲ್ಲಿ ಲಕ್ಷ್ಮಿ ಇರಲ್ಲ ಅಂತ ಹೇಳ್ತಾರೆ. ಅದರಿಂದ ಅವಳು ಹೊಲ್ದಿದ್ದಾರೆ ಅಂತಂದರೆ ಅದೊಂದು ವಿಶೇಷನೇ. ಅವರು ಹಾಗೆ ಪಾಪ ಎಲ್ಲ ಖುಷಿಪಟ್ಟು ನೀನು ಮಾಡ್ದಂಗೆ ಅಮ್ಮನವ್ರು ಹೇಳ್ದಂಗೆ ಆ ರಥ ಮಾಡು ಅಂತ ಹೇಳ್ತಾರಂತೆ. ಆ ರಥನ ಅವಳು ಶ್ರಾವಣ ಮಾಸದ ಪೌರ್ಣಮಿಯ ಹಿಂದಿನ ಶುಕ್ರವಾರದಲ್ಲಿ ಮಾಡ್ತಾಳಂತೆ. ಮಾಡಿದಾಗ ಅವಳಿಗೆ ಬೇಕಾದಂಥ ಫಲಗಳೆಲ್ಲ ಸಿಕ್ಕಿ ಅವಳು ಇದ್ದಂಥ ಕಷ್ಟಗಳೆಲ್ಲ ನೀಗಿ ಅವಳಿಗೆ ಏನು ಭಗವಂತ ಏನು ಅಮ್ಮವರು ಏನು ಕೊಡಬೇಕು ಅದೆಲ್ಲ ಕೊಟ್ಟು ಲಾಸ್ಟಲ್ಲಿ ಅವಳ ಅವಸಾನ ಕಾಲ ಅಂದರೆ ಸಾಯೋ ಸಮಯದಲ್ಲಿ ವಿಷ್ಣುವಿನ ಲೋಕಕ್ಕೆ ಅವಳು ಹೋಗ್ತಾಳೆ ಅಂತ ಪುರಾಣದಲ್ಲಿ ಪಾರ್ವತಿಗೆ ಶಿವ ಹೇಳಿದಂಥ ಕತೆ. ಇದು ಪುರಾಣದ ಹಿನ್ನೆಲೆ. ಈ ಇದನ್ನ ಹೇಗೆ ಮಾಡಬೇಕು ಅಂತಂದರೆ, ಅವತ್ತಿನ ದಿನ ಬೆಳಗ್ಗೆ ಎದ್ದು ನಾವು ಸ್ನಾನ ಮಾಡಿ ಮಡಿಯಿಂದ, ಮಡಿ ಅಂತಂದರೆ ಶುದ್ಧವಾದ ಒಂದು ಒಗ್ದಿರೋಂಥ ಬಟ್ಟೆಗಳು, ಶುಭ್ರವಾದ ಬಟ್ಟೆಗಳನ್ನ ಹಾಕ್ಕೊಂಡು ಮನೆಯಲ್ಲಿ ಇರುವಂಥ ಜಾಗ, ಆ ಜಾಗನ ಕ್ಲೀನ್ ಮಾಡಿಕೊಂಡು ನಾವು ಎಷ್ಟೋ ಸತಿ ಹೇಳ್ತೀವಿ ಕೆಲವೊಂದು ಪದ್ಧತಿಗಳನ್ನ ನಾವು ಮಾಡ್ಕೊಂಬಿಟ್ಟಿದ್ದೀವಿ. ಏನು ಅಂತಂದರೆ, ಪೂರ್ವಾಭಿಮುಖವಾಗಿ ದೇವ್ರನ್ನ ಕೂರಿಸ್ಬೇಕು, ಉತ್ತರಕ್ಕೆ ದೇವ್ರನ್ನ ಕೂರಿಸ್ಬೇಕು, ಪಶ್ಚಿಮಕ್ಕೆ ದೇವ್ರು ಕೂರಿಸ್ಬಾರ್ದು ತೊಂದರೆ ಆಗ್ಬಿಡುತ್ತೆ, ದಕ್ಷಿಣಕ್ಕೆ ದೇವ್ರು ಕೂರಿಸ್ಬಾರ್ದು ತೊಂದರೆ ಆಗ್ಬಿಡುತ್ತೆ. ಅದು ಖಂಡಿತ ಇಲ್ಲ, ದೇವರಿಗೆ ದಿಕ್ಕೇ ಇಲ್ಲ. ದೇವತೋ ಸರ್ವತೋ ಮುಖ ಅಂತ, ಯಾವ ಕಡೆ ದೇವರಿಲ್ಲ ಹೇಳಿ?
1: ಹೌದು
0: ಅಲ್ವಾ? ದೇವತೋ ಸರ್ವತೋ ಮುಖ ಅಂತ, ಯಾವ ಕಡೆ ಬೇಕಾದ್ರೂ ದೇವ್ರನ್ನ ಕೂರಿಸ್ಬೋದು. ಆದರೆ ಪೂಜೆ ಮಾಡೋ ಅಂತ ವ್ಯಕ್ತಿ ಯಾವತ್ತೂ, ಈಗ ಒಬ್ರು ಯಾರು ದೇವ್ರ ಮನೇಲಿ ಕೂತ್ಕೊಂಡು ಪೂಜೆ ಮಾಡ್ತಾನಲ್ಲ, ಆ ವ್ಯಕ್ತಿ ಇಲ್ಲ ಪೂರ್ವಾಭಿಮುಖವಾಗಿರಬೇಕು, ಇಲ್ಲ ಉತ್ತರಕ್ಕೆ ತಿರುಗಿ ಪೂಜೆ ಮಾಡಬೇಕು. ಆ ಇದು ವಿಧಾನ ಮಾಡಬೇಕು ಅಂತ ಇದೆಯೋ ಹೊರತು ದೇವ್ರನ್ನ ಈ ಕಡೆ ಕೂರಿಸ್ಬೇಡಿ ಆ ಕಡೆ ಕೂರಿಸ್ಬೇಡಿ ಅಂತ ಎಲ್ಲೂ ಇಲ್ಲ. ಅದರಿಂದ ನಮ್ಮ ಮನೆಯಲ್ಲಿ ಜಾಗ ಎಲ್ಲಿ ಚೆನ್ನಾಗಿದೆ ಅಲ್ಲಿ ಒಂದು ಕ್ಲೀನಾಗಿ ಒರೆಸಿ ಸಾರಿಸಿ ಅಲ್ಲಿ ಒಂದು ರಂಗೋಲಿಗಳೆಲ್ಲ ಹಾಕಿ ಒಂದು ಮಂಟಪನ ಮಾಡಿ ಅಲ್ಲಿ ಒಂದು ಕಳಶ, ಕಳಶಕ್ಕೆ ದಾರ ಸುತ್ತಬೇಕಂತೆ. ದಾರ ಸುತ್ತಬೇಕು ಅಂತ ಯಾಕೆ ಹೇಳ್ತೀವಿ ಅಂತಂದರೆ, ಒಂದು ಕಳಶ ಅಂದಾಗ ಅದು ಮನುಷ್ಯನ ದೇಹ ಅಂತ ಬರುತ್ತೆ. ಆ ದೇಹಕ್ಕೆ ದಾರ ನರಗಳಂತೆ, ಅದ್ರ ಒಳಗಡೆ ನಾವು ನೀರು ಹಾಕ್ತೀವಲ್ಲ ಅದು ರಕ್ತ ಅಂತೆ. ಅದ್ರ ಜೊತೆಗೆ ನಾವು ಕಾಯಿನ್ನು ಮತ್ತು ಇದ್ರ ಒಂದು ಸ್ವಲ್ಪ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ, ಲಾವಂಚ, ಲಕ್ಷ್ಮೀ ಕವಡೆ ಮತ್ತು ಗೋಮತಿ ಚಕ್ರ ಇವೆಲ್ಲ ಹಾಕಿ ನಾವು ಮಾಡಿದಾಗ ಅದಕ್ಕೇನಾಗುತ್ತೆ ಅಂದರೆ ಮಾಂಸ ಮಧ್ಯನ ಅಂತ, ಅದವೆಲ್ಲ ಅದಕ್ಕೆಲ್ಲ ಒಂದು ಬಲ ಅಂತೆ. ನಾವು ತೆಂಗಿನಕಾಯಿ ಇಟ್ಟಾಗ ಅದು ಶಿರ ಅಂತೆ. ಇದಿಷ್ಟು ನಾವು ಮಾಡಬೇಕು ಅಂತ ಇರೋದು.

0: ಸುತ್ತಿದ್ರೆ ಆ ಕಲುಷಕ್ಕೆ ಒಂದು ತಂತು ನರ
1: ನರಮಂಡಲ
0: ನರ ಮತ್ತೆ ಇದು ರಕ್ತ ಮಾಂಸ ಅವೆಲ್ಲ ನಾವು ಕೊಟ್ಟಂಗೆ ಅಂತ, ಒಂದು ದೇವಿನ ನಿಜವಾದ ರೂಪದಲ್ಲಿ ಕಾಣಂಗೆ ಅಂತ ಅದನ್ನೆಲ್ಲ ಮಾಡಿ ನಾವು ಒಂದು ಕಲಶ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಷೋಡಶೋಪಚಾರ ಪೂಜೆಗಳನ್ನ ಮಾಡಿ ದೇವಿನ ಅಮ್ಮನವ್ರನ್ನ ಆಮೇಲೆ ಮುತ್ತೈದೆಯರಿಗೆ ಕರೆದು ಅವ್ರಿಗೆ ಕುಂಕುಮ ಅದೇ ಮಾಮೂಲಿ ಅವಾಗಿಂದನು ನಡ್ಕೊಂಬಂದಿರೋಂಥ ಪದ್ಧತಿ ಪ್ರಕಾರ ಅದೆಲ್ಲ ಕೊಟ್ಟು ದೇವರಿಗೆ ನೈವೇದ್ಯ ಮಾಡಿರೋಂಥ ಪದಾರ್ಥನ ಅವ್ರಿಗೆ ಕೊಟ್ಟು ಅವ್ರಿಗೆ ನಮಸ್ಕಾರ ಮಾಡಿದ್ರೆ ಅಮ್ಮನವರ ಆಶೀರ್ವಾದ ಅವ್ರ ಹತ್ರ ಇರುತ್ತೆ ಅಂತ. ಸುಮಂಗಲಿಯರ ಹತ್ರ ನಾವು ಆಶೀರ್ವಾದ ತಗೊಂಡ್ರೆ ಅಮ್ಮನವರು ಆಶೀರ್ವಾದ ಮಾಡಿದಷ್ಟೇ ಅಂತ, ಯಾಕೆಂದರೆ ನಾವೆಲ್ಲರೂ ಅವ್ರ ರೂಪದಲ್ಲೇ ನೋಡ್ತಾ ಇರ್ತೀವಿ ಅವಾಗ. ಇದು ಮಾಡೋಂಥ ವಿಧಾನ ಇದನ್ನು.
1: ಹಾಗೆಯೇ ಈ ಪೂಜೆಯ ಸಮಯದಲ್ಲಿ ಕೈಗೆ ಒಂದು ದಾರವನ್ನು ಕಟ್ಟಿಕೊಳ್ಳುವಂಥದ್ದು ಒಂದು ವಿಶೇಷತೆ, ಆ ದಾರದ ಮಹತ್ವವನ್ನು ತಿಳಿಸ್ಕೊಡಿ.
0: ಖಂಡಿತ, ಎಲ್ಲ ಪೂಜೆಗಳಲ್ಲೂ ಅದಕ್ಕೊಂದು ಮಹತ್ವ ಇದೆ. ಎಲ್ಲ ಪೂಜೆಗಳಲ್ಲಿ ಏನು ಮಾಡ್ತೀವಿ, ಒಂದು ಕೆಲವೊಂದು ಸಂಕಲ್ಪ ಅಂತ ಮಾಡ್ಕೋತೀವಿ. ಸಂಕಲ್ಪ ಎಲ್ಲ ಆದಮೇಲೆ ಕೆಲವೊಂದು ಪೂಜೆಗಳಲ್ಲಿ ದಾರ ಕಟ್ಟಂಥದ್ದಿದೆ. ಭೀಮೇಶ್ವರ ವ್ರತದಲ್ಲಿದೆ, ಸ್ವರ್ಣಗೌರಿ ವ್ರತದಲ್ಲಿದೆ, ವರಮಹಾಲಕ್ಷ್ಮಿ ವ್ರತದಲ್ಲೂ ಇದೆ. ಇದೆಲ್ಲ ಏನು ಅಂತಂದರೆ ಒಂದು ಶಕ್ತಿ ಇದ್ದಂಗೆ. ಇದಕ್ಕೆ ಏನು ಮಾಡ್ತೀವಿ ನಾವು, ಒಂದು ದಾರ ಹಳದಿ ದಾರನ ತಗೊಂಡು ಅದಕ್ಕೆ 12 ಗಂಟುಗಳು ಹಾಕ್ತೀವಿ ಈ ಅಮ್ಮನವ್ರಿಗೆ. ಗೌರಿ ಹಬ್ಬದಲ್ಲಾದರೆ 16 ಗಂಟು, ಇದರಲ್ಲೆಲ್ಲ 12 ಗಂಟು. ಇದನ್ನು ಹಾಕಿ ಒಂದು ವಿಳ್ಯದೆಲೆ ಮೇಲೆ ಇಟ್ಬಿಟ್ಟು ಅದಕ್ಕೆ ದೋರ ಪೂಜೆ ಅಂತ ಮಾಡ್ತೀವಿ. ದಾರಕ್ಕೆ ಒಂದು ಪೂಜೆ ಅಂತ, ದಾರಕ್ಕೆ ಒಂದು ಶಕ್ತಿ ಕೊಡ್ತೀವಿ. ಆ ಶಕ್ತಿ ದಾರಕ್ಕೆ ಒಂದು 8 ಗಂಟು ಹಾಕಿರ್ತೀವಿ, ಅದರದ್ದು ಒಂದೊಂದು ದ್ವಾದಶ ಗಂಟುಗೂ ಒಂದೊಂದು ಅಮ್ಮನವ್ರ ಹೆಸರು ಹೇಳ್ಬಿಟ್ಟು ಅದಕ್ಕೆ ಒಂದೊಂದು ಶಕ್ತಿ ಕೊಡ್ತೀವಿ ಆ ಗಂಟಿಗೆ, ಆ ದಾರಕ್ಕೆ. ದಾರಕ್ಕೆ ಶಕ್ತಿ ಕೊಟ್ಟಾಗ ಏನಾಗುತ್ತೆ ಅಂದರೆ ಆ ದಾರಕ್ಕೆ ಒಂದು ಬಲ ಇರುತ್ತೆ. ಅದೇನಾಗುತ್ತೆ, ಕೆಟ್ಟ ದೃಷ್ಟಿಗಳನ್ನ ತೆಗೆಯುತ್ತೆ, ಒಂದು ನಮಗೆ ರಕ್ಷೆ ಆಗಿರುತ್ತೆ. ನಾವು ಮಾಡೋ ಅಂಥ ಕೆಲಸಕ್ಕೆ ಅದೇನಾಗುತ್ತೆ ಅಂತಂದರೆ ಆಗು ಹೋಗುಗಳನ್ನ ತಡೆಯೋ ಅಂಥದಕ್ಕೆ ಅದು ಇದಾಗಿರುತ್ತೆ. ನಾವು ದಾರ ಯಾತಕ್ಕೆ ಕಟ್ಕೋತೀವಿ ಅಂದರೆ, ಒಂದು ಪೂಜೆಗೆ ಎಲ್ಲ ಇದಾದಮೇಲೆ ದಾರ ಕಟ್ಕೊಳ್ಳೋದ್ರಿಂದ ದೇವಿ ರಕ್ಷಣೆ ಇರುತ್ತೆ, ದೇವಿ ಕೃಪೆ ಇರುತ್ತೆ, ಬರುವಂಥ ತೊಂದರೆಗಳನ್ನ ನಾವು ಅದು ತಡೆಯುತ್ತೆ ಅಂತ. ಮತ್ತು ಇನ್ನೊಂದೇನು ಅಂತಂದರೆ ಸಕಾರಾತ್ಮಕ ಶಕ್ತಿ. ಕೈಗೆ ನಾವು ದಾರ ಕಟ್ಟೋದ್ರಿಂದ ಜೀವನದಲ್ಲಿ ಧನಾತ್ಮಕ ಶಕ್ತಿ ಮತ್ತು ನೆಮ್ಮದಿ ಇರುತ್ತೆ ಅಂತ. ನೆಗೆಟಿವ್ ಎನರ್ಜಿ ಅಂತ ಏನಿರುತ್ತೆ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ. ನೆಗೆಟಿವ್ ಎನರ್ಜಿ ಹೊರಟೋಗುತ್ತೆ, ಪಾಸಿಟಿವ್ ಎನರ್ಜಿ ಇರುತ್ತೆ ನಮ್ಮ ದೇಹದಲ್ಲಿ, ಲವಲವಿಕೆಯಿಂದ ಇರ್ತೀವಿ, ಮತ್ತು ಮಾಡೋ ಅಂಥ ಯೋಚನೆಗಳೆಲ್ಲ ಪಾಸಿಟಿವ್ ಆಗಿರುತ್ತೆ. ಬೇರೆ ಥರದಲ್ಲಿ ಯೋಚನೆಗಳಿರಲ್ಲ, ಆಧ್ಯಾತ್ಮಿಕ ಯೋಚನೆಗಳಿರಬಹುದು ಅಥವಾ ನಮ್ಮ ಮುಂದಿನ ಕೆಲಸಗಳಲ್ಲಿರಬಹುದು. ಏನೋ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀವಿ, ಅದಕ್ಕೆ ಅಯ್ಯೋ ಇದು ಮಾಡಿದ್ರೆ ನಂಗೆ ಸರಿ ಹೋಗುತ್ತಾ ಅಂತ. ಆ ದಾರ ಅಂತ ನಾವು ಕಟ್ಕೊಂಡ ಮೇಲೆ ಅದಕ್ಕೆ ಏನಂದರೆ ಒಂದು ಶಕ್ತಿ ಅನ್ನೋದು ಬರುತ್ತೆ, ನೀವು ಮಾಡು ಸರಿ ಹೋಗುತ್ತೆ ಅಂತ ಅದು ಹೇಳ್ದಂಗೆ ಅನುಭವ ಆಗ್ತಾ ಇರುತ್ತೆ ಅಂತ. ಅದು ತುಂಬ ದಾರ ಕಟ್ಕೊಳ್ಳೋದ್ರಿಂದ ಕೆಲಸ ಮಾಡುತ್ತೆ ಅಂತ. ಆಮೇಲೆ ನಾವೊಂದು ಈಗ ಪೂಜೆ ಅಂತಂದಮೇಲೆ ಒಂದು ಸಂಕಲ್ಪ ಮಾಡ್ತೀವಿ. ಏನು ಸಂಕಲ್ಪ ಮಾಡ್ತೀವಿ, ಈ ಪೂಜೆ ಆಗೋ ತನಕಲೂ ಯಾವುದು ನಮಗೆ ಅಡೆತಡೆಗಳು ಬರದೇ ಇರಲಿ ಅಥವಾ ಯಾವುದೇ ಕೆಟ್ಟ ದೃಷ್ಟಿಗಳು ಬೀಳದೇ ಇರಲಿ. ಈ ಥರ ಎಲ್ಲ ಒಂದು ಮಾಡಿದಾಗ ನಾವು ಆ ದಾರ ಕಟ್ಕೊಂಡಾಗ ಏನಾಗುತ್ತೆ ಅಂತಂದರೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ, ಮತ್ತು ದೇವಿ ಬಗ್ಗೆನೇ ನಾವು ಯೋಚನೆ ಮಾಡಿ ಅದೇ ಧ್ಯಾನದಲ್ಲಿ ನಾವು ಪೂಜೆ ಮಾಡ್ತಾ ಇರ್ತೀವಿ. ಅದು ಒಂದು ನಮಗೆ ಅದರದ್ದು ಎಚ್ಚರಿಕೆ ಕೊಡೋ ಅಂಥ ಗಂಟೆ ಆಗಿರುತ್ತೆ.

0: ಇನ್ನೊಂದೇನು ಅಂತಂದರೆ ದೇವಿಯ ಅನುಗ್ರಹ ಯಾವಾಗಲೂ ಇರುತ್ತೆ. ದೇವಿ ಪೂಜೆ ಮಾಡಿದಾಗ ನಮಗೆ ಅದನ್ನು ಧರಿಸೋದ್ರಿಂದ ಹೆಂಗಸರುಗಳಿಗೆ ಏನಾಗುತ್ತೆ ಅಂದರೆ ಕೈಯಲ್ಲಿ ಮತ್ತು ದೇಹದಲ್ಲಿ ಒಂದು ಶಕ್ತಿ ಅನ್ನೋದು ಇರುತ್ತೆ ಅಂತ. ಈ ಇದರಿಂದ ಅದನ್ನು ನಾವು ದಾರ ಕಟ್ಕೊಳ್ಳೋ ಅಂತ ಇದಿರುತ್ತೆ, ಪರ್ಪಸ್ ಇರುತ್ತೆ ಅಂತ. ಆಮೇಲೆ ಅದನ್ನೇನಂತಂದರೆ ಇವಾಗ ಜ್ಯೋತಿರ್ಭೀಮೇಶ್ವರ ವ್ರತದಲ್ಲಿ ನಾವು ದಾರ ಕಟ್ಕೊಳ್ಳೋದ್ರಿಂದ ಗಂಡ ಹೆಂಡತಿ ಕಟ್ಕೊಳ್ಳೋದ್ರಿಂದ ನಾವು ಮಾಡಿ ಪೂಜೆ ಗಂಡನ ಕಟ್ಟೋದ್ರಿಂದ ಅವನಿಗೆ ಆಯಸ್ಸು ಚೆನ್ನಾಗಿರುತ್ತೆ, ಅವನ ಕೆಲಸ ಕಾರ್ಯಗಳು ಅಭಿವೃದ್ಧಿ ಆಗಿರುತ್ತೆ ಅಂತ. ಇದು ಇದರಿಂದ ನಾವೇನು ಮಾಡ್ತೀವಿ ಅಂದರೆ ಅದಕ್ಕೊಂದು ಶಕ್ತಿ ಎನರ್ಜಿ ಎನರ್ಜಿ ತುಂಬಿ ನಾವು ಕಟ್ಕೊಳ್ಳೋದ್ರಿಂದ ನಮಗೆ ಅದು ಎಲ್ಲ ಥರದ್ರಲ್ಲೂ ಅನುಕೂಲ ಬರುತ್ತೆ ಅಂತ. ಕೆಟ್ಟ ದೃಷ್ಟಿ ಹೋಗಿರುತ್ತೆ, ನಮ್ಮ ದೇಹದಲ್ಲಿ ಚೈತನ್ಯ ತುಂಬಿರುತ್ತೆ, ಲವಲವಿಕೆಯಿಂದ ಪೂಜೆ ಮಾಡಿರ್ತೀವಿ, ಒಂದೇ ಧ್ಯಾನದಲ್ಲಿ ಪೂಜೆ ಮಾಡಿರ್ತೀವಿ. ಇದೆಲ್ಲ ಪರ್ಪಸ್ಸು ನಾವು ದಾರ ಕಟ್ಟೋ ಅಂತ ಪರ್ಪಸ್ಸು, ಇದರಿಂದ ನಾವು ದಾರ ಕಟ್ಕೋತೀವಿ.
1: ಹಾಗೆಯೇ ನಮ್ಮ ಗ್ರಾಮೀಣ ಭಾಗದಲ್ಲಿ ಕೆಲವೊಂದು ಗಮನಿಸಿದ ಸಂದರ್ಭದಲ್ಲಿ ಯಾವುದಾದ್ರೂ ಶುಭ ಕಾರ್ಯ ಮಾಡಬೇಕಾದ್ರೆ ಅಥವಾ ಮನೇಲಿ ಏನಾದರೂ ಕಾರ್ಯ ಇತ್ತು ಅಂದಾಗ ದೇವರಿಗೆ ಮುಡುಪು ಕಟ್ಟಿ ಮಡುಗುವಂಥದ್ದು ಒಂದು ಪದ್ಧತಿನ ನಾನು ನೋಡ್ತೀವಿ, ಅದು ಕೂಡ ಇದೇ ಉದ್ದೇಶ ಇರ್ಬೋದು ಅಂತ ನಾನು ಭಾವಿಸ್ತೀನಿ.
0: ಖಂಡಿತ. ಈಗ ಕೆಲವೊಂದು ಗ್ರಾಮೀಣ ಭಾಗದಲ್ಲಿ ಏನಾಗಿರುತ್ತೆ ಅಂದರೆ ವರ್ಷಕ್ಕೆ ಪೂಜೆ ಮಾಡ್ತಾ ಇರಲ್ಲ, ಅವ್ರ ಮನೆ ದೇವ್ರ ಪೂಜೆ ವರ್ಷಗಳಿಗೆ ಮಾಡಲ್ಲ, 2 ವರ್ಷಕ್ಕೊಂದ್ಸತಿ ಮಾಡೋಂಥದ್ದು. ನಮ್ಮ ಅವಾಗಿಂದನೂ ಪದ್ಧತಿ ಬೆಳೆಸ್ಕೊಂಡು ಬಂದ್ಬಿಟ್ಟಿದ್ದೀವಿ, 3 ವರ್ಷಕ್ಕೆ ಮಾಡ್ತೀವಿ ನಾವು, 2 ವರ್ಷಕ್ಕೊಂದ್ಸತಿ ಮಾಡ್ತೀವಿ ಅಂತ. ಆ ಮಧ್ಯದಲ್ಲಿ ನಾವು ಆ ದೇವ್ರದ್ದು ಬಿಟ್ಬಿಟ್ಟಿರ್ತೀವಲ್ಲ, ಅದರದ್ದು ನಮ್ಮ ಮನೆಗಳಿಗೆ ಅಥವಾ ನಮ್ಮ ಕುಟುಂಬಕ್ಕೆ ಇದನ್ನು

0: ತೊಂದರೆ ಬರದೇ ಇರಲಿ ತಾಯಿ ಅಂದ್ಬಿಟ್ಟು ನಾವು ಅದನ್ನು ಕಟ್ಕೊಳ್ಳೋಂಥದ್ದು. ಆ ದೇವಿ ಅನುಗ್ರಹ ಅಥವಾ ಯಾವ ದೇವ್ರದ್ದು ಅವ್ನು ಮಾಡ್ತಿರ್ತಾರೆ ಆ ದೇವ್ರದ್ದು ಅನುಗ್ರಹ ಸಿಗಲಿ, ಮತ್ತು ನಾವು ಮಾಡಿರೋಂಥ ತಪ್ಪು ಅದು ನಮ್ಮಿಂದ ತಪ್ಪಾಗಿದೆ ಅದನ್ನು ಕ್ಷಮಿಸಿ ನಮಗೆ ಅನುಗ್ರಹ ಮಾಡು ಅನ್ನೋದಕ್ಕೆ ಮುಡುಪು ಕಟ್ಟೋಂಥದ್ದು ಮನೆ ದೇವ್ರಿಗೆ. ಆಮೇಲೆ ಇನ್ನೊಂದೇನು ಅಂತಂದರೆ ಮುಡುಪು ಕಟ್ಟೋದ್ರಿಂದ ನಮಗೆ ಒಂದು ಬಲ ಅನ್ನೋದಿರುತ್ತೆ ಅಂತ.
1: ಹೌದು,
0: ಭಗವಂತ ನಿನಗೊಂದು ತಪ್ಪಕಣಿಗೆ ಕಟ್ತಾ ಇದ್ದೀವಿ, ನಮ್ದೇನೇ ತಪ್ಪಾಗಿದ್ರು ಮನ್ನಿಸ್ಬಿಟ್ಟು ನಮಗೆ ಅನುಗ್ರಹ ಮಾಡು ಅಂತ ಕೇಳ್ಕೊತೀವಲ್ಲ, ಅದರಿಂದನೇ ಅದೆಲ್ಲ ಮುಡುಪು ಕಟ್ಟೋಂಥದ್ದು ಗ್ರಾಮೀಣ ಭಾಗದಲ್ಲಿ ಮಾಡೋಂಥದ್ದು ಅದಂತ. ಆಮೇಲೆ ಗ್ರಾಮೀಣ ಭಾಗದಲ್ಲಿ ಏನು ಅಂತಂದರೆ ಎಲ್ಲ ಒಟ್ಟಿಗೆ ಸೇರಿ ಮಾಡ್ತಾರೆ.
1: ಹೌದು,
0: ಒಬ್ಬೊಬ್ಬರೇ ಮನೆಯಲ್ಲಿ ಮಾಡೋಂಥದ್ದಲ್ಲ. ಈಗ ಒಂದು ಕುಟುಂಬ, ಒಂದು ವೆಂಕಟೇಶ್ವರನ ಒಕ್ಕಲು, ಒಂದು ಲಕ್ಷ್ಮೀ ದೇವಿ ಒಕ್ಕಲು, ಒಂದು ಭೈರವೇಶ್ವರನ ಒಕ್ಕಲು, ಈ ಥರವರೆಲ್ಲ ಇದ್ದವರೆಲ್ಲ ಏನು ಮಾಡ್ತಾರೆ ಅಂದರೆ ಒಟ್ಟು ಸೇರಿ ಮಾಡ್ತಾರೆ. ನಮ್ಮ ಕುಟುಂಬದಲ್ಲಿ ಏನು ಆಗದೇ ಇರಲಿ, ನಮ್ಮ ಕುಟುಂಬದಲ್ಲಿ ಎಲ್ಲ ಒಳ್ಳೇದಾಗಲಿ ಅಂತನ್ನೋಂಥದ್ದಕ್ಕೆ ಮುಡುಪು ಕಟ್ತಾರೆ. ಅದು ಒಂದು ಪರ್ಪಸ್ ಅದು.
1: ಹಾಗಿದ್ರೆ ಈ ವರಮಹಾಲಕ್ಷ್ಮಿ ವ್ರತ ಅನ್ನೋದು ಕೇವಲ ಹೆಣ್ಮಕ್ಳಿಗೆ ಮಾತ್ರ ಅಥವಾ ಇದರಲ್ಲಿ ಪುರುಷರ ಪಾತ್ರ ಅಥವಾ ಅವರ ಒಂದು ಜವಾಬ್ದಾರಿ ಏನಿರುತ್ತೆ?
0: ಖಂಡಿತ ಇರುತ್ತೆ, ಪುರುಷಕ್ಕೆ ಪಾತ್ರ ಇಲ್ಲ ಅಂತೇನಲ್ಲ. ಇದು ಪುರುಷರಿಗೂ ಇದೆ, ಹೆಣ್ಮಕ್ಳಿಗೂ ಇದೆ. ಇದು ಏನು ಅಂತಂದರೆ ಹೆಣ್ಮಕ್ಳಿಗೆ ಅಂತ ಅಂತೇನು ಸೀಮಿತ ಅಲ್ಲ, ಯಾವ ರಥನೂ ಹೆಣ್ಮಕ್ಳಿಗೆ ಅಂತೇನು ಸೀಮಿತ ಅಲ್ಲ. ಇದು ಇಬ್ಬರು ಕೂತಿ ಮಾಡೋ ಅಂಥ ರಥನೇ ನಾವು ಎಲ್ಲರಿಗೂ ಹೇಳೋಂಥದ್ದು. ಇಲ್ಲಿ ಏನಂತಂದರೆ ಗಂಡ ಹೆಂಡತಿ ಇಬ್ಬರು ಕೂತು ಮಾಡೋದ್ರಿಂದ ಇದಕ್ಕೆ ವ್ರತಕ್ಕೆ ಮತ್ತು ನಮ್ಮ ಕುಟುಂಬಕ್ಕೆ ಒಂದು ಅನುಗ್ರಹ ಅನ್ನೋದಿರುತ್ತೆ. ಈಗ ಕೆಲವೊಂದು ನಾವು ಮನೆಗಳಲ್ಲಿ ಈ ಪುರಾಣಗಳಲ್ಲಿ ಮತ್ತು ಪದ್ಧತಿ ಬೆಳೆಸ್ಕೊಂಬಂದಿರೋ ಕಡೆ ಏನು ಹೇಳ್ತೀವಿ ಅಂದರೆ ಹೆಂಡತಿ ಮನೆಯಲ್ಲಿ ಪೂಜೆ ಮಾಡಿದ್ರೆ ಕುಟುಂಬಕ್ಕೆ ಒಳ್ಳೆಯದಾಗತ್ತೆ, ಗಂಡ ಪೂಜೆ ಮಾಡಿದ್ರೆ ಏನಾಗುತ್ತೆ ಅಂದರೆ ಮನೆಯಲ್ಲಿರುವಂಥ ಗಂಡಸು ಪೂಜೆ ಮಾಡಿದ್ರೆ ದೇವರಿಗೆ ಮನೆ ದೇವರಿಗೆ ವಂಶಕ್ಕೆ ಒಳ್ಳೆಯದಾಗತ್ತೆ. ಇದು ಎರಡೂ ಪದ್ಧತಿಗಳಿರೋಂಥದ್ದು. ಹೆಂಡತಿ ಪೂಜೆ ಮಾಡಿದ್ರೆ ಕುಟುಂಬಕ್ಕೆ ಒಳ್ಳೆಯದಾಗತ್ತೆ, ಅವಳು ಪೂಜೆ ಮಾಡೋದ್ರಿಂದ ಅವಳ ಕುಟುಂಬ ಚೆನ್ನಾಗಿರುತ್ತೆ, ದಿನ ನಿತ್ಯ ಪೂಜೆ ಮಾಡಿ ದಿನ ಮಾಡೋದ್ರಿಂದ ಅವಳ ಕುಟುಂಬ ಚೆನ್ನಾಗಿರುತ್ತೆ ಅಂತ. ಅದೇ ಗಂಡ ನಿತ್ಯ ಪೂಜೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅವನು ವಂಶಕ್ಕೆ ಚೆನ್ನಾಗಿರುತ್ತೆ ಅಂತ. ನೆಕ್ಸ್ಟ್ ಅವನ ಮಗ ಮಕ್ಕಳು ಮೊಮ್ಮಕ್ಕಳು ಅವ್ರಿಗೆಲ್ಲರಿಗೂ ಒಳ್ಳೆಯದಾಗುತ್ತೆ ಅನ್ನೋಂಥದ್ದು. ಇದರಲ್ಲಿ ಇಬ್ಬರು ಕೂತು ಪೂಜೆ ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದಾಗತ್ತಲ್ವಾ?
1: ಹೌದು,
0: ಇಬ್ರಿಗೂ ಅವಕಾಶ ಆಗಿದೆ. ಇದೇನು ಅಂತಂದರೆ ಗಂಡ ಹೆಂಡತಿ ಇಬ್ಬರು ಕೂತು ಮಾಡೋಂಥದ್ದೇ ರಥ, ಹೆಂಡತಿಗೆ ಇದು ಅಂತಿಲ್ಲ, ಗಂಡ ಹೆಂಡತಿ. ಅದಕ್ಕೆ ಹೇಳೋದು ಗಂಡನ ಅರ್ಧ ಭಾಗನೇ ಹೆಂಡತಿ ಅಂತ. ಅರ್ಧನಾದೀಶ್ವರನ ತತ್ವ ಬಂದಿದ್ದೇ ಶಿವಂದದಿಂದ, ಯಾಕಂದರೆ ಇಬ್ಬರು ಸಮ. ಅದರಿಂದ ಇಬ್ಬರು ಕೂತು ಮಾಡೋದ್ರಿಂದ ಫಲ ಜಾಸ್ತಿ. ಹೆಂಗಸರಿಗೆ ಸೀಮಿತ ಅಂತೇನಲ್ಲ, ಗಂಡಸರಿಗೂ ಉಂಟು. ಆದರೆ ಏನಂತಂದರೆ ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ಹೆಂಗಸು ನಮ್ಮ ಜೊತೆಗಿದ್ದಷ್ಟು ಒಳ್ಳೆಯದು ಅಂತ. ಯಾಕೆಂದರೆ ಈಗ ಯಾವುದೋ ಒಂದು ನಾವು ಪೂಜಾ ಕಾರ್ಯ ಮಾಡಬೇಕಾದ್ರೆ ನಾವು ಅರ್ಘ್ಯ ಬಿಡೋದು ಅಂತ ಹೇಳ್ತೀವಿ, ಆಮೇಲೆ ಇವಾಗ ಒಂದು ಕಡೆ ಹೇಳ್ತೀವಿ ನೈವೇದ್ಯ ಮಾಡಾದ್ಮೇಲೆ ದೇವ್ರಿಗೆ ದಕ್ಷಿಣೆ ಅನ್ನೋದು ಇಡ್ತೀವಿ. ನಾವು ಒಂದು ಪೂಜೆ ಅಂತ ನಾವು ಮಾಡ್ತೀವಿ ಅಂತಂದರೆ ನಾವು ಹೆಂಗೆ ಮಾಡ್ಕೋತೀವಿ ಆ ಥರ, ಏನು ಧ್ಯಾನ ಆಹ್ವಾನ ಅದೇ ಷೋಡಶೋಪಚಾರ ಪೂಜೆಗಳು ಅಂತ ಹೇಳ್ತೀವಲ್ಲ, ಅದೇನು ಅಂತಂದರೆ ನಮ್ಮನ್ನು ಹೆಂಗೆ ಕರೆದು ಒಂದು ಕಡೆ ಕೂರಿಸಿ ಪೂಜೆ ಮಾಡಿಸ್ತಾರೋ ಅದೇ ಥರನೇ ದೇವ್ರನ್ನೂ ಆಹ್ವಾನ ಮಾಡಿ ಕೂರಿಸಿ ಒಂದು ಮಂಟಪ ಮಾಡಿ ಅವನಿಗೆ ಆಸನ ತೋರಿಸಿ ನೀ ಬಂದಿರೋದಕ್ಕೆ ಕಾಲು ತೊಳ್ಕೊ, ನೀ ಬಂದಿರೋದಕ್ಕೆ ಕೈ ತೊಳ್ಕೊ, ನೀ ಬಂದ್ಯಾ ಇದಾಗ್ಬಿಟ್ರದೆ ಮುಖ ತೊಳಿ, ಆಮೇಲೆ ಮುಖ ಎಲ್ಲ ಆದಮೇಲೆ ಸ್ನಾನ ಮಾಡು, ಸ್ನಾನ ಆದಮೇಲೆ ಸಂಧ್ಯಾ ವಂದನೆ ಅಂತ ಹೇಳ್ತೀವಿ ನಾವು. ಸಂಧ್ಯಾ ವಂದನೆ ಅದು ಎಲ್ಲರಿಗೂ ಸೀಮಿತ, ನಮ್ಮೊಬ್ಬರಿಗೆ ಅಂತಲ್ಲ, ಎಲ್ಲರಿಗೂ ಸೀಮಿತ. ಅದು ಸಂಧ್ಯಾ ವಂದನೆ ಅಂತ ಮಾಡ್ಬೇಕು, ಜಪ ಅನ್ನೋದು ಹೇಳ್ತೀವಿ ಅದು ಅವ್ರವ್ರಿಗೆ ತಕ್ಕಂತೆ ಅದನ್ನು ಮಾಡ್ಕೊಂಡು ಹೋಗೋ ಅಂಥದ್ದು. ಅದನ್ನು ಮಾಡಾದ್ಮೇಲೆ ಅದಕ್ಕೆ ಮಾಡು ಬಟ್ಟೆ ಹಾಕೋ, ಬಟ್ಟೆ ಹಾಕೊಂಡ್ಮೇಲೆ ಅಲಂಕಾರಕ್ಕೆ ಗಂಧ ಇಟ್ಕೋ, ಹೂ ಮುಡ್ಕೋ, ಅರ್ಶಿನ ಕುಂಕುಮ ಇಟ್ಕೋ, ಗಂಧದ ಮೇಲೆ ಕುಂಕುಮ ಇಟ್ಕೋ. ಅದಾದ್ಮೇಲೆ ದೇವರಿಗೆ ಪೂಜೆ ಮಾಡ್ದಂಗೆ ನಾಮ ಪೂಜೆ ಮಾಡ್ತೀವಿ ಭಗವಂತ ಅಂತ. ಇವಾಗ ಶ್ರೀಕಾಂತ ಒಳ್ಳೆಯವರು, ಇವ್ರು ಒಳ್ಳೆಯವರು, ಅವ್ರು ಒಳ್ಳೆಯವರು ಅಂತ ಹೆಂಗೆ ಹೇಳ್ತೀವೋ ಹಂಗೆ ಭಗವಂತನಿಗೂ ಒಂದು ನಾಮ ಪೂಜೆ ಅಂತ ಮಾಡ್ತೀವಿ. ಭಗವಂತ ನೀನು ನೀತಿ ಥರ, ನೀನು ಲಂಬೋದರ, ನೀನು ವಿಘ್ನಕರ್ತ, ನೀನು ಅಂತ ಎಲ್ಲ ಪೂಜೆ ಅವನಿಗೆ ಹೇಳ್ತೀವಿ ನಾವು ಯಾರು ಅಂತ. ಅದಾದಮೇಲೆ ಏನು ಮಾಡ್ತೀವಿ, ಧೂಪ ದೀಪ ನೈವೇದ್ಯ, ಧೂಪ ತೋರಿಸ್ತೀವಿ ಅವನಿಗೆ, ನೈವೇದ್ಯ ಮಾಡ್ತೀವಿ, ದೀಪ ಏಕಾರತಿ ಮಾಡ್ತೀವಿ, ನೈವೇದ್ಯ ಮಾಡ್ತೀವಿ, ನೈವೇದ್ಯ ಮಾಡಿದ್ದನ್ನ ತಿನ್ನು ಅಂತ ತೋರಿಸ್ತೀವಿ ಆ ಥರ. ಇದೇನಂತಂದರೆ ಷೋಡಶೋಪಚಾರ ಪೂಜೆಗಳನ್ನೇ ನಾವು ಮಾಡೋಂಥದ್ದು, ಅದು ಎಲ್ಲದಕ್ಕೂ ಇದ್ದೇ ಇರುತ್ತೆ. ಅದರಿಂದ ಆವಾಗ ಆ ಸಮಯದಲ್ಲಿ ನಾವು ಅರ್ಘ್ಯ ಬಿಡಬೇಕಾದ್ರೆ, ಭಗವಂತನಿಗೆ ಅರ್ಘ್ಯ ಬಿಡಬೇಕಾದ್ರೆ ಹೆಂಡತಿ ಕೈಯಿಂದನೇ ನೀರು ಹಾಕ್ಸ್ಕೊಂಡು ಬಿಡಬೇಕು. ಅದು ಇಬ್ಬರೂ ಇದ್ದು ಮಾಡಿದಾಗಾದ್ರದ್ದು ಒಂದು ಫಲ ಜಾಸ್ತಿ
1: ಇರುತ್ತೆ. ಈ ಪ್ರಸ್ತುತ ತಂತ್ರಜ್ಞಾನ ಹಾಗೂ ಯಾಂತ್ರೀಕರಣ ಯುಗದಲ್ಲಿ ಈ ವ್ರತಗಳಾಗಿರ್ಬೋದು, ಹಬ್ಬ ಹರಿದಿನಗಳಾಗಿರ್ಬೋದು, ಕುಟುಂಬ ಹಾಗೂ ಸಮಾಜವನ್ನು ಯಾವ ರೀತಿ ಬಿಸೋದಿಂಟಲ್ಲಿ ಕಾರಣಕರ್ತರಾಗ್ತವೆ?
0: ಕೆಲವೊಂದು ಜನ ಬಿಟ್ಬಿಡ್ತಾ ಇದ್ದಾರೆ, ಕೆಲವೊಂದು ಜನ ಅಳವಡಿಸ್ಕೊತಾ ಇದ್ದಾರೆ. ಈಗ ಗಣಪತಿ ಹಬ್ಬನ ಮೊದಲು ಯಾರೂ ಮಾಡ್ತಿರ್ಲಿಲ್ಲ, ಗಣಪತಿ ಹಬ್ಬನ ಇವಾಗ ಎಲ್ಲರೂ ಮಾಡ್ತಾರೆ, ಎಲ್ಲ ಮನೆಯಲ್ಲೂ ಗಣಪತಿ ಹಬ್ಬ ಮಾಡ್ತಾರೆ. ವರಮಹಾಲಕ್ಷ್ಮಿನೂ ಅಷ್ಟೇ, ಕೆಲವೇ ಕೆಲವು ಜನಗಳ ಮನೆಯಲ್ಲಿ ಮಾಡ್ತಿದ್ದಂಥದ್ದು, ಈಗತ್ತು ಎಲ್ಲ ಮನೆಗಳಲ್ಲೂ ಮಾಡ್ತಾರೆ. ಯಾಕೆಂದರೆ ಅದು ಸಮಾಜನ ಒಂದು ಒಗ್ಗೂಡಿಸ್ತಾ ಇದೆ, ಮತ್ತು ಮನೆಯಲ್ಲಿ ಏನಾಗುತ್ತೆ ಅಂದರೆ ಒಂದು ವಾತಾವರಣನೇ ಚೇಂಜ್ ಆಗಿರುತ್ತೆ, ಎಲ್ಲ ಒಟ್ಟುಗೂಡಿ ಮಾಡಿರ್ತಾರೆ. ಈಗ ಮನೆಯಲ್ಲಿ ಎಲ್ಲರೂ ಒಂದೇ ಕಡೆ ಮಾಡೋಣ ವರಮಹಾಲಕ್ಷ್ಮಿನ ಅಂದ್ಬಿಟ್ಟು ಎಲ್ಲ ಸೇರ್ ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಒಟ್ಟು ಕುಟುಂಬ ಎಲ್ಲೆಲ್ಲೋ ಯಾರ್ಯಾರೋ ಎಲ್ಲೆಲ್ಲೋ ಇದ್ದವರೆಲ್ಲ ಒಂದು ಕಡೆ ಬಂದು ಸೇರಿ ಆ ಹಬ್ಬ ಮಾಡಿದಾಗ ಅವ್ರಿಗೆ ಏನಾಗುತ್ತೆ ಅಂದರೆ ಒಂದು ಖುಷಿ ಇರುತ್ತೆ. ಅವತ್ತಿನ ದಿನ

0: ಊಟ ಇರ್ಬೋದು ಅಥವಾ ಮಾಡಿರೋಂಥ ಕಾರ್ಯಗಳಿರ್ಬೋದು, ಅವರ ಅಲಂಕಾರಗಳಿರ್ಬೋದು, ಇವೆಲ್ಲ ಏನಾಗುತ್ತೆ ಸಮಾಜದಲ್ಲಿ ಒಂದು ಪಾಸಿಟಿವ್ ಆಗಿ ವರ್ಕ್ ಆಗಕ್ಕೆ ಶುರುವಾಗ್ತಾ ಇದೆ. ಬಿಟ್ಟು ಹೋಗೋಂಥದ್ದೆಲ್ಲನು ಇಂಥ ಹಬ್ಬ ಹರಿದಿನಗಳೆಲ್ಲರನ್ನು ಒಟ್ಟಿಗೆ ಕೂಡಿಸುತ್ತೆ ಅಂತ, ಸಮಾಜನ ಒಕ್ಕೂಡಿಸೋದ್ರಲ್ಲೂ ಇದೊಂದು ಹಬ್ಬಗಳಾಗಿರುತ್ತೆ ಅಂತ. ಗಣಪತಿ ಹಬ್ಬ ಅಷ್ಟೇ, ನೀವು ಎಷ್ಟೋ ಜನ ನೋಡಿ ರೋಡಲ್ಲಿ ಕೂರಿಸಿದ್ದಾಗ ಎಷ್ಟು ಜನ ಬಂದು ಒಗ್ಗೂಡಿರ್ತಾರದಲ್ಲಿ,
1: ಹೌದು
0: ಅದೆಲ್ಲ ಅದೇ ಥರ. ಯಾಕೆಂದರೆ ಒಂದು ಸಮಾಜನ ಒಗ್ಗೂಡಿಸೋಂಥದ್ದು ಇದು, ನಾವು ಗಣಪತಿನೇ ಆಗಲಿ ಜಾತಿ ಭೇದ ಇಲ್ಲದೆ ಗಣಪತಿನ ಕೂಗ್ತೀವಿ ನಾವು, ಯಾರು ಇರ್ತಾರೆ ಯಾರಿರಲ್ಲೋ ಗೊತ್ತಿಲ್ಲ. ಒಂದು ದೇವಸ್ಥಾನ ಅಂತ ಅಥವಾ ಒಂದು ಇದರಲ್ಲಿ ಒಂದು ಕಡೆ ನಾವು ಗಣಪತಿ ಕೂರಿಸಿದಾಗ, ಒಂದು ಸರ್ಕಲಲ್ಲಿ ಆ ಥರ ಕೂರಿಸಿದಾಗ ಎಲ್ಲ ಫ್ರೆಂಡ್ಸ್ಗಳು ಸೇರ್ಕೊಂಡು ಕೂರಿಸಿರ್ತಾರೆ, ಅವ್ನು ಯಾರು ಅಂತಲೇ ಕೇಳಿರಲ್ಲ, ಅದು ಇಷ್ಟನೂ ಇರಲ್ಲ ಅವ್ರಿಗೆ.
1: ಹೌದು,
0: ಏನಂದರೆ ಹಬ್ಬ ಆಚರಣೆ ಮಾಡಬೇಕು, ಖುಷಿಯಾಗಿರ್ಬೇಕು ಅನ್ನೋದು, ಆ ಖುಷಿ ಮತ್ತು ಆಚರಣೆ ಸಂಭ್ರಮಗಳನ್ನ ಅದು ಕೊಡೋಂಥದ್ದು ಇವಾಗ ಹಬ್ಬಗಳು.
2: ಹಾಗಿದ್ರೆ ಪ್ರಸ್ತುತ ದಿನಗಳಲ್ಲಿ ನೋಡ್ತು ಅಂದರೆ ಈ ವರಮಹಾಲಕ್ಷ್ಮಿ ಹಬ್ಬ ಅಥವಾ ಇದರ ರಥಾಚರಣೆ ಅನ್ನೋಂಥದ್ದು ಸ್ವಲ್ಪ ಆಡಂಬರತೆಯನ್ನು ತೋರಿಸುವಂಥದ್ದು ಕಂಡು ಬರುತ್ತೆ. ಆ ನಿಟ್ಟಿನಲ್ಲಿ ಅತಿ ಕಡಿಮೆ ಖರ್ಚು ಅಥವಾ ಕಡಿಮೆ ಒಂದು ಪೂಜಾ ಸಾಮಗ್ರಿಗಳಲ್ಲಿ ಈ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ಬೋದು ಅನ್ನೋ ಕುರಿತು ಕಾರ್ಯಕ್ರಮವನ್ನು ಕೇಳ್ತಿರೋಂಥ ಸಮುದಾಯದ ಕೇಳುಗರಿಗೆ ಏನು ಸಲಹೆ ಕೊಡೋಕೆ ಇಷ್ಟಪಡ್ತೀರಾ?
0: ಖಂಡಿತ, ಹಬ್ಬನ ಇದೇ ಥರ ಮಾಡಬೇಕು ಅಂತ ಯಾವ ಇದರಲ್ಲೂ ಇಲ್ಲ. ಏನಂತಂದರೆ ಒಂದು ದೇವ್ರನ್ನ ನಾವು ಷೋಡಶೋಪಚಾರ ಪೂಜೆ ಮಾಡಬೇಕು ಅಂತ ಇದೆಯೇ ಹೊರತು ಆಡಂಬರವಾಗಿ ಮಾಡಬೇಕು ಅಂತ ಯಾವುದೂ ಇಲ್ಲ. ಒಂದು ಮಂಟಪ ಮಾಡಿ ಒಂದು ಕಳಶ ಇಟ್ಟು ಅದಕ್ಕೆ ನಾವು ಅಮ್ಮನವ್ರನ್ನ ಅದೇ ಯಾವುದೇ ವ್ರತ ಮಾಡ್ತಿರ್ತೀವಲ್ಲ ಆ ದೇವರುಗಳನ್ನ ಆಹ್ವಾನೆ ಮಾಡಿ ಅದಕ್ಕೆ ಒಂದು ಷೋಡಶೋಪಚಾರ ಪೂಜೆ ಮಾಡಬೇಕು ಅಂತ ಇದೆಯೋ ಹೊರತು ಈ ಥರ ಅಲಂಕಾರಗಳೆಲ್ಲ ಮಾಡಬೇಕು, ಆ ಥರ ಸೀರೆ ಉಡಿಸಿ ಮಾಡಿ ಕಾಲು ಹಾಕಿ ಒಂದು ಅದೇನಾಗಿದೆ ಅಂತಂದರೆ ಇವತ್ತಿನ ಇದಕ್ಕೆ ಒಂಥರ ಟ್ರೆಂಡ್ ಅಂತಾರಲ್ಲ ಆ ಥರ ಆಗ್ಬಿಟ್ಟಿದೆ. ಅವ್ರ ಮೊದಲು ಅಷ್ಟು ಚೆನ್ನಾಗಿ ಮಾಡಿದ್ರೆ ನಾವು ಇಷ್ಟು ಚೆನ್ನಾಗಿ ಮಾಡಬೇಕು, ನಾವು ಈ ಥರ ಕೂರಿಸ್ಬೇಕು, ನಾವು ಈ ಥರ ಮಾಡಬೇಕು, ಅವ್ರ ಮೊದಲು ಒಂದು ಬೆಳ್ಳಿ ಮುಕ್ಕೋಡ ಹಾಕಿದರೆ ಇವತ್ತು ನಾನು ಅದೇನಾರಾಗಲಿ ಚಿನ್ನದ ಮುಕ್ಕೋಡ ಹಾಕ್ಲೇಬೇಕು ನಾನು ಅನ್ನೋದೊಂದು ಬಂದ್ಬಿಟ್ಟಿದೆ ಹೊರತು ದೇವ್ರನ್ನ ಹೀಗೆ ಮಾಡಬೇಕು ಅಂತೇನಿಲ್ಲ. ಏನಂದರೆ ಒಂದು ಕಳಶ ಇಟ್ಟು ಅದಕ್ಕೆ ಒಂದು ವಸ್ತ್ರ ಅಂತ ಹೇಳಿದಾಗ ಒಂದು ವಸ್ತ್ರ ಅಂತ ಹಾಕೋದು. ಹಿಂದಿನ ಕಾಲದಲ್ಲೆಲ್ಲ ಏನು ವಸ್ತ್ರಗಳು ಯಾರೂ ಹಾಕ್ತಿರಲಿಲ್ಲ. ಹಿಂದಿನ ಕಾಲದಲ್ಲಿ ವಸ್ತ್ರ ಅಂತಂದರೆ ಗೆಜ್ಜೆ ವಸ್ತ್ರ ಅಂತ ಹೇಳ್ತೀವಿ ನೋಡಿ, ಹತ್ತಿಯಿಂದ ಮಾಡಿರೋಂಥ ವಸ್ತ್ರನೇ ಹಾಕ್ತಿದ್ದು. ಇವತ್ತಿನ ದಿನಗಳಲ್ಲೂ ನಾವು ಏನಾದ್ರು ಹೇಳಿದ್ರೆ ಕಳಶಗಳು ಪ್ರತಿಷ್ಠಾಪನೆ ಮಾಡಿದಾಗ ವಸ್ತ್ರ ಅಂತಂದರೆ ಗೆಜ್ಜೆ ವಸ್ತ್ರನೇ ಹಾಕೋದು, ಅದಕ್ಕೇನು ಬೇರೆ ಥರದಲ್ಲಿ ಏನು ಇದು ಮಾಡಲ್ಲ. ಇವತ್ತಿನ ಜೀವನ ಏನಾಗ್ಬಿಟ್ಟಿದೆ ಅಂತಂದರೆ ಮನುಷ್ಯನಿಗೆ ಆಡಂಬರ ಬೇಕು, ಅದರಿಂದ ಅದು ಇರಲಿ ಇದು ಇರಲಿ ಅಂದ್ಕೊಂಡು ಮಾಡ್ತಾ ಇದ್ದಾರೆ ಅಷ್ಟೇ ಹೊರತು ಅದೇ ಥರ ಮಾಡಬೇಕು ಇದೇ ಥರ ಮಾಡಬೇಕು ಅಂತೇನಿಲ್ಲ. ಯಾವ ದೇವ್ರ ಪೂಜೆನೂ ನಾವು ಹೀಗೇ ಮಾಡಬೇಕು ಅಂತಿಲ್ಲ, ಕ್ರಮವಾಗಿ ಮಾಡಿ ಶ್ರದ್ಧೆಯಿಂದ ಮಾಡಿ,
1: ಹೌದು
0: ಅಷ್ಟೇ ಇರೋದು, ಕ್ರಮ ಬಿಡಬೇಡಿ ಅಂತ. ಏನಂತಂದರೆ ಏನು ಮಾಡಬೇಕು ಅದನ್ನು ಮಾಡಿ, ಭಗವಂತನಿಗೆ ಏನು ನಮ್ಮ ಕೈಲಿ ಆಗಲಿಲ್ವಾ ಒಂದು ಲೋಟ ಹಾಲಿಟ್ಬಿಟ್ಟು ನೈವೇದ್ಯ ಮಾಡಿ, ಏನು ಇದನ್ನೇ ಭಕ್ಷ ಭೋಜ್ಯಗಳನ್ನೇ ಮಾಡಬೇಕು ಅಂತೇನಿಲ್ಲ, ಆ ಹಾಲೇ ಪ್ರಸಾದ. ಆ ಥರ ಕೆಲವೊಂದು ದೇವಸ್ಥಾನಗಳಲ್ಲಿ ನಿಮಗೆ ಹಾಲಿಗೆ ಅಕ್ಕಿ ಹಾಕಿ ಕಲಿಸ್ಬಿಟ್ಟು ನೈವೇದ್ಯ ಮಾಡಿಬಿಟ್ಟು ಬಿಟ್ಬಿಟ್ಟಿರ್ತಾರೆ. ಈಗ ಉತ್ತರ ಕರ್ನಾಟಕದ ಕಡೆ, ಉತ್ತರ ಕನ್ನಡದಲ್ಲೇ ನೀವು ನೋಡಿ ಎಲ್ಲ ದೇವ್ರ ದೇವಸ್ಥಾನಗಳಲ್ಲೂ ಕೆಲವೊಂದು ಕಡೆ ನಿಮಗೆ ಅಕ್ಕಿ ಮತ್ತು ಹಾಲನ್ನೇ ನಾವು ಬಲಿಪೀಠ ಅಂತ ಹೇಳಿರ್ತೀವಲ್ಲ ಅದ್ರ ಮೇಲೆ ಹಾಕಿ ಹಾಕಿ ಹೋಗಿರ್ತಾರೆ. ಅದೇ ಭಗವಂತನಿಗೆ ಪ್ರಾಯದು ಮುಖ್ಯ, ನೈವೇದ್ಯ ಆಗಬೇಕು ಹಾಗೆ ಬಿಡಬಾರ್ದು ಅಂತ. ನೈವೇದ್ಯ ಯಾವ ಥರದಾರು ಸರಿ ಬಂದು ಮಾಡಬೇಕು ಅಂತ. ಕೆಲವೊಂದು ಇವಾಗ ದುರ್ಗಾ ಹೋಮ ಅಥವಾ ದುರ್ಗಿಗೆ ಮಾಡಿದಾಗ ಕೆಲವೊಂದು ಅದೇ ಮೆನ್ಷನ್ ಇರುತ್ತೆ ಏನಂತಂದರೆ ಇದೇ ಮಾಡಿದರೆ ಒಳ್ಳೆಯದು ಅನ್ನೋದೊಂದು. ಗುಡಾನ್ನ, ಗುಡಾನ್ನ ಅಂದರೆ ಬೆಲ್ದನ್ನ ಅಂತ ಹೇಳ್ತೀವಿ, ಅದು ಪಾಯಸ ಅಂತ ಹೇಳ್ತೀವಿ, ಪಾಯಸ ಮಾಡಿದ್ರೆ. ಆಮೇಲೆ ಕೆಲವೊಂದು ದೇವರುಗಳಿಗೆ ಇವಾಗ ಗೌರಮ್ಮಂಗೆ ನಾವು ಬಿಡಬೇಕಾದ್ರೆ ಮೊಸರನ್ನ ಮಾಡಬೇಕು ಅಂತ ಹೇಳಿರುತ್ತೆ, ಅಂಥದ್ದನ್ನು ಸ್ವಲ್ಪ ಮಾಡಬೇಕು ಅನ್ನೋದಿರುತ್ತೆ ಹೊರತು ತುಂಬ ಮಾಡಿ ಎಲ್ಲನೂ ಇದು ಮಾಡಬೇಕು ಅದಿಡಬೇಕು ಇದಿಡಬೇಕು ಅದೆಲ್ಲೂ ಇಲ್ಲ. ಅದು ಏನಂದ್ರೆ ನಾವು ಮಾಡ್ಕೊಂಬರ್ತಾ ಇರೋದು ಅದನ್ನ ಅಷ್ಟೇ, ಹೊಸದಾಗಿ ಮಾಡ್ಕೊಂಬರ್ತಾ ಇರೋದಷ್ಟೇ. ಅದರಲ್ಲಿ ಹಬ್ಬ ಹರಿದಿನಗಳಲ್ಲಿ ಇಂಥದ್ದನ್ನೇ ಮಾಡಬೇಕು ಅಂತೇನಿಲ್ಲ, ದೇವ್ರಿಗೆ ಪೂಜೆ ಆಗಬೇಕು, ಕ್ರಮವಾಗಿ ಪೂಜೆ ಮಾಡ್ಕೊಳ್ಳಿ, ಶ್ರದ್ಧೆಯಿಂದ ಮಾಡಿ ಅಷ್ಟೇ, ಅದಂತೂ ಹೇಳಬಹುದು.
2: ಬಹಳ ಸಂತೋಷ ಸರ್, ಇಷ್ಟೊತ್ತು ನಮ್ಮ ವರಮಹಾಲಕ್ಷ್ಮಿ ವ್ರತದ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ವರಮಹಾಲಕ್ಷ್ಮಿ ವ್ರತಕ್ಕಿರುವಂಥ ಪೌರಾಣಿಕ ಹಿನ್ನೆಲೆ ಆಗಿರ್ಬೋದು, ಈ ಮನೆಯಲ್ಲಿ ಈ ವರಮಹಾಲಕ್ಷ್ಮಿ ವ್ರತವನ್ನು ಮಾಡುವಂಥವ್ರು ಯಾವ ರೀತಿ ಇದ್ದಂಥ ಒಂದು ಕ್ರಮವನ್ನು ಅನುಸರಿಸೋ ಮುಖಾಂತರ ಒಂದು ಶ್ರದ್ಧಾಭಕ್ತಿಯಿಂದ ಈ ವ್ರತವನ್ನು ಆಚರಿಸಬೇಕು, ಮತ್ತು ಈ ಪೂಜೆಯ ಸಮಯದಲ್ಲಿ ಕೈಗೆ ಕಟ್ಕೊಳ್ಳುವಂಥ ದಾರದ ಮಹತ್ವ ಆಗಿರ್ಬೋದು, ಹೆಣ್ಮಕ್ಳು ಈ ವ್ರತವನ್ನು ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡೋದ್ರ ಜೊತೆಗೆ ಪುರುಷರ ಒಂದು ಸಹಭಾಗಿತ್ವ ಅನ್ನೋದು ಕೂಡ ಎಷ್ಟು ಮುಖ್ಯ ಆಗಿರುತ್ತೆ ಅನ್ನೋದು ಕುರಿತು, ಮತ್ತು ಪ್ರಸ್ತುತ ಈ ತಂತ್ರಜ್ಞಾನ ಯುಗದಲ್ಲಿ ಕುಟುಂಬದವರೆಲ್ಲ ಸೇರಿ ಒಂದು ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡುವಂಥದ್ದು, ಅದರಲ್ಲೂ ಕ್ರಮವಾಗಿ ಆಡಂಬರವಿಲ್ಲದೇ ಏನು ನೀತಿ ನಿಯಮಗಳಿರ್ತದೆ ನಾನು ಅನುಸರಿಸ್ಕೊಂಡು ಹಬ್ಬ ಮಾಡೋದು ಸಮಾಜವನ್ನು ಯಾವ ರೀತಿ ಬೆಸೆಯುತ್ತೆ ಅನ್ನೋದು ಕುರಿತು, ಹಾಗೆಯೇ ಈ ವರಮಹಾಲಕ್ಷ್ಮಿ ವ್ರತದ ಒಂದು ಮಹತ್ವವನ್ನು ಕುರಿತು ಭಾಳಷ್ಟು ಉಪಯುಕ್ತ ಮಾಹಿತಿ ಹಾಗೂ ಸ್ಫೂರ್ತಿದಾಯಕ ವಿಚಾರಗಳನ್ನು ಹಿಂದಿನ ಕಾರ್ಯಕ್ರಮದಲ್ಲೂ ಭಾಗವಹಿಸಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲೂ ಭಾಗಿಯಾಗಿದ್ದಕ್ಕೆ ತಮಗೆ ತುಂಬಿರುತ್ತಿದ್ದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ.
0: ಧನ್ಯವಾದಗಳು. ನನ್ನೂ ಕರೆದು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕೂತ್ಕೊಂಡು ಇದೊಂಚೂರು ಹೇಳಿ ಅಂತಂದಾಗ ನನಗೆ ತಿಳಿದಂಥ ಜ್ಞಾನದಲ್ಲಿ ನಾನು ಹೇಳಿದ್ದೀನಿ ಜನರಿಗೆ, ನೀವಿಗೆ ನಂಗೆ ಇದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೂ ನಿಮಗೂ ಧನ್ಯವಾದಗಳು, ಹಾಗೂ ನಮ್ಮ ಕೇಳುಗರೆಲ್ಲರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.

ಪ್ರಿಯ ಕೇಳಿದ್ರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ಶ್ರೀ ವರಮಹಾಲಕ್ಷ್ಮಿ ವ್ರತದ ಕುರಿತು, ಅದರ ಆಚರಣೆಯ ಹಿನ್ನೆಲೆ ಮತ್ತು ಆಚರಣೆಯ ಪ್ರಾಮುಖ್ಯತೆಯನ್ನು ಕುರಿತು ಇದುವರೆಗೂ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಹಂಚಿಕೊಂಡಂಥವ್ರು ಸರಗೂರಿನ ಶ್ರೀ ಚಿಕ್ಕದೇವಮ್ಮ ದೇವಾಲಯ ಹಾಗೂ ಶ್ರೀ ಕೋದಂಡರಾಮ ದೇವಾಲಯದ ಪ್ರಧಾನ ಅರ್ಚಕರಾದಂಥ ಡಾಕ್ಟರ್ ಹರೀಶ್ ರವರು. ಇದಾಗಿತ್ತು ಇವತ್ತಿನ ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕಾರ್ಯಕ್ರಮ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ವ್ರತದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಆ ದಿನದ ವಿಶೇಷತೆಯನ್ನು ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ.

ಕೇಳುಗರೆ, ಶ್ರೀ ವರಮಹಾಲಕ್ಷ್ಮಿ ವ್ರತಾಚರಣೆಯ ವಿಶೇಷ ಕಾರ್ಯಕ್ರಮದಲ್ಲಿ ಶ್ರೀ ವರಮಹಾಲಕ್ಷ್ಮಿಯ ವ್ರತಾಚರಣೆಯ ಪೌರಾಣಿಕ ಹಿನ್ನೆಲೆ, ವಿಧಾನ ಹಾಗೂ ಮಹತ್ವ ಕುರಿತು ಸರಗೂರಿನ ಅರ್ಚಕರು ಹಾಗೂ ಜ್ಯೋತಿಷಿಗಳಾದ ಡಾಕ್ಟರ್ ಹರೀಶ್ ಭಾರದ್ವಾಜ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿಶ್ವ ಹಿರಿಯ ನಾಗರಿಕರ ದಿನದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿಯೋಣ. ಹಿರಿಯ ನಾಗರಿಕ ದಿನವು ಒಬ್ಬ ವ್ಯಕ್ತಿಯ ಬದುಕಿರುವ ವರ್ಷಗಳು ಅವನತಿಯ ಕ್ಷಣಗಣನೆಯಲ್ಲ, ಬದಲಾಗಿ ಬುದ್ಧಿವಂತಿಕೆ ಮತ್ತು ಕಾಳಜಿಯ ದಾಖಲೆಯಾಗಿದೆ ಎಂಬುದನ್ನು ನೆನಪಿಸುತ್ತದೆ. ಭಾರತದ ಜನಸಂಖ್ಯೆಯು ವೇಗವಾಗಿ ವಯಸ್ಸಾಗುತ್ತಿದೆ. 2050 ವೇಳೆಗೆ ದೇಶವು 60 ವರ್ಷಕ್ಕಿಂತ ಮೇಲ್ಪಟ್ಟ 300 ಮಿಲಿಯನ್ ನಾಗರಿಕರಿಗೆ ನೆಲೆಯಾಗಿದೆ ಎಂದು ಅಂದಾಜಿಸಲಾಗಿದೆ. ಇದು ಸುಮಾರು 5 ಭಾರತೀಯರಲ್ಲಿ ಒಬ್ಬರು. ಆ ಬದಲಾವಣೆಯು ವೇಗವಾಗುತ್ತಿದ್ದಂತೆ ಪ್ರತಿ ವರ್ಷ ಕಳೆದಂತೆ ವಿಶ್ವ ಹಿರಿಯ ನಾಗರಿಕರ ದಿನದ ಮಹತ್ವವು ಹೆಚ್ಚಾಗುತ್ತಾ ಹೋಗುತ್ತದೆ. ಹಿರಿಯ ನಾಗರಿಕ ದಿನದ ಇತಿಹಾಸವು 1988 ಹಿಂದಿನದು. ಅಮೆರಿಕದ ಅಧ್ಯಕ್ಷ ರೊನಾಲ್ಡ್ ರೇಗನ್ 21 ಆಗಸ್ಟ್ ರಾಷ್ಟ್ರೀಯ ಹಿರಿಯ ನಾಗರಿಕರ ದಿನವೆಂದು ಅಧಿಕೃತವಾಗಿ ಗೊತ್ತುಪಡಿಸುವ ಘೋಷಣೆಗೆ ಸಹಿಯಾಕಿದರು. ವಯಸ್ಸಾದ ಅಮೆರಿಕನ್ನರ ಸಾಧನೆಗಳು ಮತ್ತು ಅಗತ್ಯತೆಗಳನ್ನು ಗುರುತಿಸುವಂತೆ ನಾಗರಿಕರನ್ನು ಒತ್ತಾಯಿಸಿದರು. 2 ವರ್ಷಗಳ ನಂತರ ಡಿಸೆಂಬರ್ 1990 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಪ್ರತಿ ವರ್ಷ ಅಕ್ಟೋಬರ್ 1 ಆಚರಿಸಲಾಗುವ ಅಂತಾರಾಷ್ಟ್ರೀಯ ವೃದ್ಧರ ದಿನವನ್ನು ವಿಶಾಲವಾದ ಜಾಗತಿಕ ಆಚರಣೆಯಾಗಿ ಸ್ಥಾಪಿಸಿತು. ಅಂತಾರಾಷ್ಟ್ರೀಯ ಹಿರಿಯ ನಾಗರಿಕರ ದಿನ ಅಥವಾ ವಿಶ್ವ ಹಿರಿಯ ನಾಗರಿಕ ದಿನವನ್ನು ಉಲ್ಲೇಖಿಸುವಾಗ ಹೆಚ್ಚಿನ ಜನರು ಈ ವಿಶ್ವಸಂಸ್ಥೆ ಮಾನ್ಯತೆ ಪಡೆದ ದಿನವನ್ನು ಅರ್ಥೈಸುತ್ತಾರೆ. ಆದರೂ 2 ಆಚರಣೆಗಳು ಅಂದರೆ ಆಗಸ್ಟ್ 21 ಮತ್ತು ಅಕ್ಟೋಬರ್ 1 ಪ್ರತ್ಯೇಕವಾಗಿ ಹುಟ್ಟಿಕೊಂಡಿವೆ ಮತ್ತು ಕೆಲವೊಮ್ಮೆ ಪರಸ್ಪರ ಗೊಂದಲಕ್ಕೆ ಒಳಗಾಗುತ್ತದೆ. ಭಾರತದಲ್ಲಿ ಹಿರಿಯ ನಾಗರಿಕರ ದಿನಕ್ಕೆ ಒಂದೇ ಅಧಿಕೃತ ಸರ್ಕಾರ ಆದೇಶಿಸಿದ ದಿನಾಂಕವಿಲ್ಲ. ಬದಲಾಗಿ ದೆಹಲಿ NCR ಆಸ್ಪತ್ರೆಗಳು, NGOಗಳು, ನಿವಾಸಿ ಕಲ್ಯಾಣ ಸಂಸ್ಥೆಗಳು ಮತ್ತು ಸಮುದಾಯಗಳು ಆಗಸ್ಟ್ 21 ಜನಪ್ರಿಯ ಸಂಸ್ಕೃತಿಯಲ್ಲಿ ವ್ಯಾಪಕವಾಗಿ ಅಳವಡಿಸಿಕೊಂಡಿರುವ ಅಮೆರಿಕನ್ ಸಂಪ್ರದಾಯದಲ್ಲಿ ಮತ್ತು ಅಕ್ಟೋಬರ್ 1 ವಿಶ್ವಸಂಸ್ಥೆಯ ಜಾಗತಿಕವಾಗಿ ಗುರುತಿಸಲ್ಪಟ್ಟ ರಾಷ್ಟ್ರೀಯ ಹಿರಿಯ ನಾಗರಿಕರ ದಿನವಾಗಿ ಆರೋಗ್ಯ ಶಿಬಿರಗಳು ವೃದ್ಧರಿಗಾಗಿ ಜಾಗೃತಿ ಅಭಿಯಾನಗಳೊಂದಿಗೆ ಸಮವಾಗಿ ಆಚರಿಸುತ್ತವೆ. ಹಾಗೆ ಈ ವರ್ಷದ ಥೀಮನ್ನು ನೋಡುವುದಾದರೆ ಇದು ಸಾಮಾನ್ಯವಾಗಿ ಘನತೆ, ಆರೋಗ್ಯಕರ ವಯಸ್ಸಾಧಿಕೆ, ಡಿಜಿಟಲ್ ಸೇರ್ಪಡೆ ಅಥವಾ ಸ್ಥಿತಿಸ್ಥಾಪಕತ್ವ, ಸಮುದಾಯಗಳನ್ನು ನಿರ್ಮಿಸುವಲ್ಲಿ ವೃದ್ಧರು ವಹಿಸುತ್ತಿರುವ ಪಾತ್ರವನ್ನು ಕೇಂದ್ರೀಕರಿಸುತ್ತದೆ. ಆರ್ಟಿಮಿಸ್ ಆಸ್ಪತ್ರೆಗಳು, ಗುರುಗ್ರಾಮ್ ಸೇರಿದಂತೆ ಆಸ್ಪತ್ರೆಗಳು ಮತ್ತು ಹಿರಿಯರ ಆರೈಕೆ ಸಂಸ್ಥೆಗಳು ಸಾಧ್ಯವಾದಷ್ಟು ಹಿರಿಯ ನಾಗರಿಕರನ್ನು ತಲುಪಲು ಮತ್ತು ತಮ್ಮ ಸಂಪರ್ಕ ಮತ್ತು ಉಚಿತ ಸ್ಕ್ರೀನಿಂಗ್ ಶಿಬಿರಗಳನ್ನು ದಿನಾಂಕಗಳೊಂದಿಗೆ ಜೋಡಿಸಲಾಗುತ್ತದೆ. ಹಿರಿಯ ನಾಗರಿಕ ದಿನದ ಮಹತ್ವವು ಸಾಂಕೇತಿಕತೆಯನ್ನು ಮೀರಿತು. ಕುಟುಂಬಗಳು, ಉದ್ಯೋಗದಾತರು ಮತ್ತು ಆರೋಗ್ಯ ಸಂಸ್ಥೆಗಳು ವೃದ್ಧರ ಯೋಗಕ್ಷೇಮವನ್ನು ಪರಿಶೀಲಿಸಲು ಒಂದು ರಚನಾತ್ಮಕ ಅವಕಾಶವಾಗಿದೆ. ಅವರಲ್ಲಿ ಅನೇಕರು ದೀರ್ಘಕಾಲದ ಅನಾರೋಗ್ಯ, ಒಂಟಿತನ ಅಥವಾ ಕಡಿಮೆ ಚಲನಶೀಲತೆಯಿಂದ ತಮ್ಮ ಹೋರಾಟಗಳನ್ನು ವ್ಯಕ್ತಪಡಿಸುತ್ತಲ್ಲದೆ ಸದ್ದಿಲ್ಲದೆ ಕಾರ್ಯನಿರ್ವಹಿಸುತ್ತಾರೆ.

ಹೊಯ್ಸಮಯ್ಯ ಆನಂದಮಯ್ಯ. ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಮತ್ತು ಎಸ್ವಿವೈಎಂನ ಸಿಬ್ಬಂದಿ ವರ್ಗದವರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂತಹ ಸಮಯ ಇಂದು. ಎಸ್ವಿವೈಎಂನ ಸಿಬ್ಬಂದಿ ವರ್ಗದವರಾದ ಸಂಗೀತ

ಇವರಿಗೆಲ್ಲ ಆ ದೇವರು ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನ ಕೊಟ್ಟು ದಯಪಾಲಿಸಲಿ ಅಂತ ಹೇಳ್ದ. ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತ ಪಡಿಸಲಿದ್ದೇವೆ. ಬನ್ನಿ ಕೇಳಿ ಬರೋಣ.

0: ಭೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡೋ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲುಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ನಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿಯಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
2: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 21/7/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ಎಂಆರ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಶರತ್ ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ದಿಲೀಪ್ ಶೇಟ್ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಬೆಳಗ್ಗೆ 9:30 ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು. ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು. ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು. ಮಿಸ್ಟರ್ ರಾಜು ಕೆ ಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು. ಮಿಸ್ ಅಯನರಾಜ್ ರವರು ಫಿಸಿಯೋಥೆರಪಿಸ್ಟ್ ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663138. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663138. ಧನ್ಯವಾದಗಳು.

0: ಪ್ರೀತಿಯ ಜನಪನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 55 ರೂಪಾಯಿ, ಪೆನ್ಸಿಲ್ ಬೀನ್ಸ್ 50 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 28 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 14 ರೂಪಾಯಿ, ಎಳವನ 15 ರೂಪಾಯಿ, ಗುಂಡು ಬದನೆಕಾಯಿ 21 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 28 ರೂಪಾಯಿ, ತೊಂಡೆಕಾಯಿ 30 ರೂಪಾಯಿ, ಹಾಗಲಕಾಯಿ 38 ರೂಪಾಯಿ, ಕಾಲಿಫ್ಲವರ್ 22 ರೂಪಾಯಿ, ಪೈರ್ 53 ರೂಪಾಯಿ, ದಪ್ಪ ಮೆಣಸಿನಕಾಯಿ 33 ರೂಪಾಯಿ, ಸೋರೆಕಾಯಿ 14 ರೂಪಾಯಿ, ಬದನೆಕಾಯಿ 24 ರೂಪಾಯಿ, ಕೋಸು 11 ರೂಪಾಯಿ, ಸೀಮೆ ಬದನೆಕಾಯಿ 23 ರೂಪಾಯಿ, ಬೆಂಡೆಕಾಯಿ 16 ರೂಪಾಯಿ, ಟೊಮೊಟೊ 9 ರೂಪಾಯಿ. ಕೇಳುಗರೇ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ, ಜಗತ್ತಿನ ಅತಿ ದೊಡ್ಡ ದೈತ್ಯ ಹಾವು ಅನಾಕೊಂಡ ಎಂಬ ವಿಷಯದ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ. ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯ

ಧನ್ಯವಾದ. ಸ್ವಾಗತ ಕೇಳುಗರೆ. ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಜಗತ್ತಿನ ಅತಿ ದೊಡ್ಡ ದೈತ್ಯ ಹಾಗೂ ಅನಾಕೊಂಡ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಸ್ನೇಹಿತರೆ, ನೀವು ಕೆರೆ ಹಾವು, ನಾಗರ ಹಾವು, ಕಾಳಿಂಗ ಸರ್ಪ, ಹೆಬ್ಬಾವು ಹೀಗೆ ನಾನಾ ತರದ ಹಾವುಗಳನ್ನ ನೋಡಿರುತ್ತೀರಿ ಮತ್ತು ಅವುಗಳ ಬಗ್ಗೆ ಕೇಳುವಿರಿ. ಆದರೆ ಈ ಹಾವುಗಳನ್ನ ಮೀರಿ ದೊಡ್ಡದಾದ ಹಾವುಗಳನ್ನ ನೋಡಿದ್ದೀರಾ, ಅವುಗಳ ಬಗ್ಗೆ ಕೇಳಿದ್ದೀರಾ? ಬನ್ನಿ ಹಾಗಾದರೆ ಇವತ್ತಿನ ಒಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಜಗತ್ತಿನ ಅತಿ ದೊಡ್ಡದಾದ ಹಾವಾಗಿರುವ ದೈತ್ಯ ಅನಾಕೊಂಡದ ಬಗ್ಗೆ ಕೊಂಚ ಮಾಹಿತಿಯನ್ನ ತಿಳಿಯೋಣ. ಈ ಹಾವಿನ ಶಾಸ್ತ್ರೀಯ ನಾಮ ಯೂನಿಕಿಡ್ಸ್ ಎಂದರ್ಥ. ಯೂನಿಕಿಡ್ಸ್ ಎಂದರೆ ಉತ್ತಮ ಈಜುಗಾರ ಎಂದರ್ಥ. ಇವು ಹೆಬ್ಬಾವಿನಂತೆ ಕಾಣಿಸುವುದರಿಂದ ಇದರ ಸಾಮಾನ್ಯ ನಾಮ ಸಾಮಾನ್ಯ ನೀರಿನ ಹೆಬ್ಬಾವು. ಇಡೀ ಜಗತ್ತಿನಲ್ಲಿ 4 ಪ್ರಭೇದಗಳ ಅನಾಕೊಂಡಗಳಿದ್ದು, ಒಂದರಲ್ಲಿ ಯೂನಿಕಿಡ್ಸ್ ಬೆನಿ ಎನಿಸಿಸ್, ಯೂನಿಕಿಡ್ಸ್ ಡಿಶ್ವಾಸ್ ಎನಿಸ್, ಯೂನಿಕಿಡ್ಸ್ ಮುರಿನಿಸ್ ಮತ್ತು ಯೂನಿಕಿಡ್ಸ್ ನೋಟಿಯಿಸ್. ಅನಾಕೊಂಡ ಎನ್ನುವುದು ಸರೀಸೃಪಗಳ ಜಾತಿಗೆ ಸೇರಿದ ಒಂದು ಪ್ರಾಣಿ. ಇವು ತಮ್ಮ ದೇಹವನ್ನು ತೆವಳುವುದರಿಂದ ಕಠಿಣ ಚರ್ಮ ವರ್ಗಕ್ಕೆ ಸೇರಿಸಲಾಗಿದೆ. ಇವು ತಂಪು ರಕ್ತದ ಭೂವಾಸಿ ಪ್ರಾಣಿಗಳು. ಹೃದಯವು 3 ಕೋಣೆಗಳನ್ನು ಹೊಂದಿದ್ದು 12 ಜೋಡಿ ಕಪಾಲದ ನರಗಳಿವೆ. ಅಗ್ರದಂತಿ, 1 ಜೊತೆ ಸಂಭೋಗಿಸುವ ಅಂಗಗಳು ಮತ್ತು ಮೊಣಚಾದ ಶಲ್ಕಗಳನ್ನು ಹೊರ ಚರ್ಮವು ಹೊಂದಿರುವುದರಿಂದ ಸ್ಕ್ಯಾಮಟ ದರ್ಜೆಗೆ ಹೋಲಿಸಲಾಗಿದೆ. ಇವು ವಿಷವಿಲ್ಲದ ಹಾವುಗಳಾಗಿದ್ದು ಹೆಣ್ಣು ಅನಾಕೊಂಡಗಳು ಗಂಡಿಗಿಂತ ದೊಡ್ಡವು. ಇವು ದೈತ್ಯ ಆಕಾರವನ್ನು ಹೊಂದಿರುವುದರಿಂದ ಇವುಗಳನ್ನು ಕಠಿಣ ಚರ್ಮ ಕುಟುಂಬಕ್ಕೆ ಸೇರಿಸಿದ್ದಾರೆ. ಇವುಗಳನ್ನು ದಕ್ಷಿಣ ಆಫ್ರಿಕಾ, ಅಮೆರಿಕಾ, ಕೊಲಂಬಿಯಾ, ವೆನೆಜುವೆಲಾ, ಬ್ರೆಜಿಲ್, ಪಾರಗ್ವೆ, ಬೋವಿಲಿಯಾ, ಗಯಾನ, ಗಿನಿ, ಟ್ರಿನಿಡಾಡ್ ಎಂಬ ದೇಶಗಳಲ್ಲಿ ಕಾಣಬಹುದು. ಉಷ್ಣವಲಯದ ಮಳೆಕಾಡಿನ ಅರಣ್ಯಗಳಲ್ಲಿ, ಕೆಸರು ಪ್ರದೇಶಗಳಲ್ಲಿ, ನಿಧಾನವಾಗಿ ಚಲಿಸುವ ಹುಲ್ಲುಗಾವಲುಗಳಲ್ಲಿ ಹಾಗೂ ಅತಿ ಹೆಚ್ಚು ನೀರಿನಲ್ಲಿ ವಾಸಿಸುತ್ತವೆ. ಇದರ ದೇಹದ ಬಗ್ಗೆ ಹೇಳಬೇಕೆಂದರೆ ಇದರ ಬೆನ್ನಿನ ಭಾಗ ಕಪ್ಪು ಅಲಿವ ಹಸಿರು ಬಣ್ಣವಿದ್ದು ಕೆಳಭಾಗ ಹಳದಿ ಇದೆ. ಚರ್ಮದ ಮೇಲೆ ಕಂದು ಬಣ್ಣದ ಸುತ್ತಿನ ಮಚ್ಚೆಗಳಿವೆ ಹಾಗೂ ಪಾರ್ಶ್ವ ಭಾಗದಲ್ಲಿ ಹಳದಿ ಬಣ್ಣದ ಸುತ್ತುಗಳಿದ್ದು ಅದರ ಸುತ್ತಲೂ ಕಪ್ಪು ಅಂಚುಗಳಿವೆ ಹಾಗೂ ಅದರ ಕಣ್ಣಿನಿಂದ ದಾವಡಿಯವರೆಗೆ 2 ಕಪ್ಪು ಪಟ್ಟಿಗಳಿವೆ. ಇವುಗಳ ದೇಹದ ಅಳತೆ ಹೇಳಬೇಕೆಂದರೆ ಹೆಣ್ಣಿನ ಗಾತ್ರ 15 ಉದ್ದ ಇದ್ದು ಗಂಡಿನ ಗಾತ್ರ 9 ಇರುತ್ತದೆ. ಇವುಗಳ ತೂಕ 30-70 kg ಇರುತ್ತದೆ ಅಂತ. ಇವುಗಳು ತಮ್ಮ ಹೆಚ್ಚಿನ ಸಮಯವನ್ನು ನೀರಿನಲ್ಲಿ ಕಳೆಯುವುದರಿಂದ ಇವುಗಳನ್ನು ನೀರಿನ ಹೆಬ್ಬಾವು ಎಂದು ಕರೆಯುತ್ತಾರೆ. ಇವು ನೀರಿನ ಮೇಲ್ಮೈ ಭಾಗದಲ್ಲಿ ತೇಲಾಡಿ ಚಲಿಸುತ್ತವೆ ಹಾಗೂ ಮುಸ್ಸಂಜೆ ಹಾಗೂ ರಾತ್ರಿಯ ಸಮಯದಲ್ಲಿ ಬಹಳ ಚುರುಕುತನದಿಂದ ಇರುತ್ತದೆ. ಅನಾಕೊಂಡದ ಮೂಗು ಮತ್ತು ಕಣ್ಣುಗಳು ತಲೆಯ ಮೇಲೆ ಇರುವುದರಿಂದ ಕಣ್ಣು ಮತ್ತು ಮೂಗನ್ನ ನೀರಿನ ಹೊರಗೆ ಚಾಚಿ ಉಳಿದ ದೇಹದ ಭಾಗವನ್ನ ನೀರಿನಲ್ಲಿ ಮುಳುಗಿಸುತ್ತವೆ. ಆಹಾರಕ್ಕಾಗಿ ಅಡಗಿ ಕುಳಿತಾಗ ಕಣ್ಣುಗಳನ್ನು ಮತ್ತು ಮೂಗನ್ನು ಸದಾ ನೀರಿನ ಹೊರಗೆ ಚಾಚುತ್ತವೆ. ಅನಾಕೊಂಡಗಳು ತಮ್ಮ ಸೀಳದ ನಾಲಿಗೆಯನ್ನ ಹೊರಚಾಚಿ ವಾತಾವರಣದಲ್ಲಿರುವ ರಾಸಾಯನಿಕವನ್ನ ಸಂಗ್ರಹಿಸಿ ಸಂವಹನ ಕ್ರಿಯೆಗಳನ್ನ ನಡೆಸುತ್ತವೆ. ಇವು ದೇಹದಿಂದ ಕಂಪನಗಳನ್ನ ಸಹ ಸಂಗ್ರಹಿಸಿ ಮಾಹಿತಿಗಳನ್ನ ಸಂಗ್ರಹಿಸುತ್ತವೆ. ಅನಾಕೊಂಡಗಳು ಅವಕಾಶವಾದಿ ಭಕ್ಷಕ ಪ್ರಾಣಿಗಳಾಗಿವೆ. ಇವು ಮೀನುಗಳನ್ನು, ಉಭಯವಾಸಿ ಪ್ರಾಣಿಗಳನ್ನು, ಸರೀಸೃಪಗಳನ್ನು, ಪಕ್ಷಿಗಳನ್ನು ಮತ್ತು ಸಸ್ತನಿಗಳನ್ನು ತಿನ್ನುತ್ತವೆ. ಇವು ಯಾವಾಗ ಪ್ರಾಣಿ ಪಕ್ಷಿಗಳನ್ನು ನೋಡುತ್ತವೆಯೋ ಆ ಸಂದರ್ಭದಲ್ಲಿ ಪ್ರಾಣಿ ಪಕ್ಷಿಗಳು ಇರುವ ದಿಕ್ಕಿನಲ್ಲಿ ಚಲಿಸುತ್ತವೆ. ಚಲಿಸುವಾಗ ಅವುಗಳ ತಲೆ ಹೊರಗಿದ್ದು ಅದರ ಸಂಪೂರ್ಣ ದೇಹದ ಭಾಗ ನೀರಿನಲ್ಲಿ ಇರುತ್ತದೆ. ತಮ್ಮ ಆಹಾರವಾದ ಪ್ರಾಣಿಗಳ ಮುಂದೆ ಹೋಗಿ ಮೆಲ್ಲನೆ ಪ್ರಾಣಿ ಪಕ್ಷಿಗಳನ್ನು ತಮ್ಮ ಬಾಯಲ್ಲಿ ಹಿಡಿದು ಉದ್ದನೆಯ ಬಾಲವನ್ನು ಅವುಗಳ ದೇಹದ ಸುತ್ತ ಸುತ್ತಿಸಿ ಉಸಿರು ಕಟ್ಟಿಸಿ ಸಾಯಿಸಿ ಆಮೇಲೆ ಮೆಲ್ಲಗೆ ನುಂಗಲು ಶುರು ಮಾಡುತ್ತದೆ. ಅನಾಕೊಂಡ ಬಾಯಿಯ ತೆಳ್ಳಗಿನ ದವಡಿಯ ನಡುವೆ ಸೀಳಿನ ವ್ಯವಸ್ಥೆ ಇರುವುದರಿಂದ ಅವು ದೊಡ್ಡ ಪ್ರಾಣಿಗಳನ್ನು ಸುಲಭವಾಗಿ ನುಂಗುತ್ತವೆ. ಈಗ ನುಂಗಿದ ಆಹಾರವನ್ನು ಕರಗಿಸುವುದು ಹೇಗೆ ಎಂದರೆ, ಅವು ಆಹಾರ ತಿಂದ ಕೂಡಲೇ ಸ್ವಲ್ಪ ವಿಶ್ರಾಂತಿ ಪಡೆದು ಮೆಲ್ಲಗೆ ಹೋಗಿ ಒಂದು ಮರದ ಬೊಡ್ಡಿಗೆ ಸುತ್ತಿಕೊಳ್ಳುತ್ತವೆ. ಹೀಗೆ ಮರದ ಬೊಡ್ಡಿಗೆ ಸುತ್ತಿಕೊಳ್ಳುವುದರಿಂದ
ಅದರ ಹೊಟ್ಟೆಯಲ್ಲಿರುವ ಪ್ರಾಣಿ ಪಕ್ಷಿಗಳ ಮೂಳೆ ತುಂಡು ತುಂಡಾಗಿ ಮುರಿದು ಜೀರ್ಣವಾಗುತ್ತದೆ.

0: ಒಂದು ವೇಳೆ ಆಹಾರ ಜೀರ್ಣವಾಗದಿದ್ದರೆ ಅವು ತಿಂದ ಪ್ರಾಣಿಗಳನ್ನು ಬಾಯಿಯಿಂದಲೇ ಹೊರಹಾಕುತ್ತವೆ. ಮೊದಲು ಪ್ರಾಣಿಯ ಕ್ರಿಯೆ ಶುರುವಾಗುವುದು ಹೆಣ್ಣಿನಿಂದಲೇ. ಹೆಣ್ಣು ಗಂಡು ಅನಾಕೊಂಡಗಳು ತನ್ನ ಕಡೆ ಆಕರ್ಷಿಸಿ ಪ್ರಾಣಿಯ ಕ್ರಿಯೆ ನಡೆಸಲು ಫೆರೋಮನ್ಸ್ಗಳನ್ನು ಬಿಡುಗಡೆ ಮಾಡುತ್ತದೆ. ಆಗ ಗಂಡು ಅನಾಕೊಂಡಗಳು ಆ ಫೆರೋಮನ್ಸ್ಗಳನ್ನು ಅನುಸರಿಸಿ ಹೆಣ್ಣು ಅನಾಕೊಂಡ ಕಡೆಗೆ ಹೋಗಿ ಅದರ ದೇಹಕ್ಕೆ ಸುಮಾರು 8-12 ಗಂಡು ಅನಾಕೊಂಡಗಳನ್ನು ಸಂಭೋಗಿಸಲು ಸುತ್ತಿಕೊಳ್ಳುತ್ತದೆ. ಹೀಗೆ ಸುತ್ತಿಕೊಂಡ ಗುಂಪಿಗೆ ಸಂತಾನೋತ್ಪತ್ತಿಯ ಚೆಂಡುಗಳು ಎಂದು ಕರೆಯುತ್ತೇವೆ. ಮುಂದೆ ಪ್ರಾಣಿಯ ಕ್ರಿಯೆಗೆ ಹೆಣ್ಣನ್ನ ಉಳಿಸಿಕೊಳ್ಳಲು ಗಂಡು ಅನಾಕೊಂಡಗಳು ತಮ್ಮ ಪ್ರಚೋದನಕಾರಿ ಸ್ಪರ್ಶಗಳಿಂದ ಮಲಕೂಪದ ಭಾಗಕ್ಕೆ ತೀವ್ರ ತೊಡಗುತ್ತದೆ. ಆಗ ಹೆಣ್ಣು ಅನಾಕೊಂಡ ಹಲವು ಗಂಡು ಅನಾಕೊಂಡಗಳಿಗೆ ಒಪ್ಪಿಗೆ ಸೂಚಿಸಿ ಪ್ರಾಣಿಯ ಕ್ರಿಯೆ ನಡೆಸುತ್ತದೆ. ಒಂದು ಹೆಣ್ಣು ಅನಾಕೊಂಡ ಹಲವು ಗಂಡು ಅನಾಕೊಂಡಗಳ ಜೊತೆ ಪ್ರಾಣಿಯ ಕ್ರಿಯೆ ನಡೆಸುವುದನ್ನ ಸಾಮಾನ್ಯ ಎನ್ನಬಹುದು. ನಡೆಸುವುದನ್ನ ನಾವು ವಿಜ್ಞಾನದಲ್ಲಿ ಪಾಲಿಯೋಮಿಂಗ್ ಎಂದು ಕರೆಯುತ್ತೇವೆ. ಪ್ರಾಣಿಯ ಕ್ರಿಯೆ ಶುರುವಾಗುವುದು ಮಾರ್ಚ್ ಮತ್ತು ಮೇ ತಿಂಗಳಿನಲ್ಲಿ. ಇದಾದ ಬಳಿಕ ಹೆಣ್ಣು ಗರ್ಭಾವಸ್ಥೆಯನ್ನು ಹೊಂದುತ್ತದೆ. ಹೆಣ್ಣು ಅನಾಕೊಂಡ ಸರ್ಪಗಳು ಓವೋವಿವಿಪಾರಸ್ ಪ್ರಾಣಿಗಳಾಗಿವೆ. ಮೊಟ್ಟೆಯು ದೇಹದಲ್ಲಿಯೇ ಒಡೆದು ದೇಹದಿಂದ ನೇರವಾಗಿ ಮರಿಗಳಾಗಿ ಹೊರಬರುವುದನ್ನು ನಾವು ಓವೋವಿವಿಪಾರಸ್ ಎಂದು ಕರೆಯುತ್ತೇವೆ. ಹೆಣ್ಣು ಅನಾಕೊಂಡ 7 ತಿಂಗಳ ಕಾಲ ತನ್ನ ದೇಹದಲ್ಲಿಯೇ ಮೊಟ್ಟೆಗಳಿಗೆ ಕಾವನ್ನು ಕೊಡುತ್ತದೆ. ಇದಕ್ಕೆ ಹೆಚ್ಚಿನ ಆಹಾರ ಅವಶ್ಯಕವಾಗಿರುತ್ತದೆ. ಹಾಗಾಗಿ ಅವು ತಮ್ಮ ಜಾತಿಯ ಗಂಡು ಅನಾಕೊಂಡಗಳನ್ನೇ ತಿನ್ನುತ್ತದೆ. ತಮ್ಮ ಜಾತಿಯ ಪ್ರಾಣಿಗಳನ್ನೇ ಆಹಾರವಾಗಿ ಸೇವನೆ ಮಾಡುವುದನ್ನ ನಾವು ವಿಜ್ಞಾನದಲ್ಲಿ ಕ್ಯಾನಿಬಾಲಿಸಂ ಎಂದು ಕರೆಯಲಾಗುತ್ತದೆ. ಮಳೆಗಾಲದ ಕೊನೆಯಲ್ಲಿ ಹೆಣ್ಣು ತನ್ನ ಮರಿಗಳಿಗೆ ಜನ್ಮ ಕೊಡುತ್ತದೆ. ಒಟ್ಟು 20-40 ಮರಿಗಳಿಗೆ ಹಲವು ಬಾರಿ 82 ಮರಿಗಳಿಗೆ ಜನ್ಮ ಕೊಡುತ್ತವೆ. ತನ್ನ ಮರಿಗಳಿಗೆ ಜನ್ಮ ಕೊಟ್ಟ ಕೂಡಲೇ ಅವುಗಳನ್ನ ಕಾಳಜಿ ಮಾಡಲು ಹೋಗುವುದಿಲ್ಲ. ಹಾಗಾಗಿ ಮರಿಗಳು ಸ್ವತಂತ್ರವಾಗಿ ಬದುಕಲು ಶುರು ಮಾಡುತ್ತವೆ. ಇವುಗಳ ಜೀವಿತ ಅವಧಿ 10-30 ವರ್ಷ ಮಾತ್ರ. ಕೇಳುವರೆ ಕೇಳಿದ್ರಲ್ಲ, ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಜಗತ್ತಿನ ಅತಿ ದೊಡ್ಡ ಹಾವು ಅನಾಕೊಂಡ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
0: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತ ಸುನಾದ, ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
0: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
0: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
0: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
0: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ

ಅಕ್ಷರ ಪರಬ್ರಹ್ಮ ಯೋಗದ 26ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ. ಶುಕ್ಲ ಕೃಷ್ಣೇ ಗತಿ ಹೇತೇ ಜಗತ ಶಾಶ್ವತೇ ಮತೇ ಏಕಯಾತ್ಯನಾ ವೃತ್ತಿಂ ಅನ್ಯಯಾ ವರ್ತತೆ ಪುನಃ.

ಜಗತ್ತಿನಲ್ಲಿ ಶುಕ್ಲಪಕ್ಷ ಮತ್ತು ಕೃಷ್ಣಪಕ್ಷಗಳೆಂಬ ಎರಡು ಗತಿಗಳು ಶಾಶ್ವತವಾಗಿವೆ ಎಂದು ಹೇಳಿದೆ. ಇದರಲ್ಲಿ ಒಂದರಲ್ಲಿ ಹೋದರೆ ಹಿಂತಿರುಗುವುದಿಲ್ಲ, ಮತ್ತೊಂದರಲ್ಲಿ ಹೋದರೆ ಅವನು ಹಿಂದಿರುಗುತ್ತಾನೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಪ್ರಪಂಚದಲ್ಲಿ ಬಹಳ ಹಿಂದಿನಿಂದಲೂ ಎರಡು ಮಾರ್ಗಗಳಿವೆ. ಒಬ್ಬನು ಮುಕ್ತನಾಗಿ ಒಂದೇ ಸಲ ಮುಕ್ತವಾಗಿ ಈ ಸಂಸಾರದ ಒಂದು ಜಂಜಾಟಗಳಿಂದ ಸಿಡಿದು ಹೋದ ಬೀಜದಂತೆ ನೆಗೆದು ಹೊರಟೋಗ್ಬಿಡ್ತಾನೆ. ಅವರು ಹಿಂತಿರುಗಿ ಬರುವಂಥದ್ದೆಲ್ಲ, ಹಿಂತಿರುಗಿ ಬರುವ ಟಿಕೆಟ್ ಇಲ್ಲದೆ ಹೋಗುವಂಥವನು. ಮತ್ತೊಬ್ಬ ಈ ಪ್ರಪಂಚವನ್ನು ಬಿಡುವಾಗಲೇ ಮರಳಿ ಬರುವ ಟಿಕೆಟನ್ನು ತೆಗೆದುಕೊಂಡು ಹೋಗಿರ್ತಾನೆ. ತನ್ನ ಕರ್ಮಾನುಸಾರ ಯಾರದೋ ಮನೆಯಲ್ಲಿ ಹುಟ್ಟಿ ಇನ್ನೂ ಅವನು ಒಳ್ಳೆಯದೋ ಕೆಟ್ಟದ್ದೋ ಎಲ್ಲವನ್ನು ಅನುಭವಿಸಬೇಕಾಗಿದೆ. ಈ ಜೀವದ ಕಾಯಿ ಮಾಗುವುದಕ್ಕೆ ಸಂಸಾರದ ಗುಡಾಣದಲ್ಲಿ ಅವನು ಇನ್ನೂ ಬರಬೇಕಾಗಿದೆ. ಹಾಗಾಗಿ ಇಲ್ಲಿ ಎರಡು ರೀತಿಯ ಮಾರ್ಗಗಳನ್ನು ಕೃಷ್ಣ ವಿವರಿಸ್ತಾ ಇದ್ದಾನೆ. ಒಂದು ಶುಕ್ಲಪಕ್ಷ, ಅದೇ ಮತ್ತೊಂದು ಕೃಷ್ಣಪಕ್ಷ. ಶುಕ್ಲಪಕ್ಷ ಅಂತಂದರೆ ಶುಕ್ಲ ಮಾರ್ಗ, ಇದನ್ನು ದೇವಯಾನ ಅಂತಲೂ ಕೂಡ ಕರೀತಾರೆ. ಅದೇ ಕೃಷ್ಣಪಕ್ಷ ಅಥವಾ ಕೃಷ್ಣ ಮಾರ್ಗ, ಇದನ್ನು ಪಿತೃಯಾನ ಅಂತಲೂ ಕೂಡ ಕರೀತಾರೆ. ಒಂದು ಮಾರ್ಗವು ಜೀವವನ್ನು ವಿಕಾಸದ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗುವಂಥದ್ದು, ಮತ್ತು ಇನ್ನೊಂದು ಜೀವವನ್ನು ಪುನಃ ಹಿಂದಕ್ಕೆ ತರುವಂಥದ್ದು ಅಥವಾ ಮರಳಿ ತರುವಂಥದ್ದು. ಸಂಕ್ಷೇಪವಾಗಿ ನಾವು ಹೇಳಬೇಕು ಅಂತಂದರೆ, ಒಂದು ಮಾರ್ಗ ಮೋಕ್ಷಕ್ಕೆ, ಮತ್ತೊಂದು ಮಾರ್ಗ ಸಂಸಾರಕ್ಕೆ ಅಂತೇಳಿ ಹೇಳಬಹುದು. ಪ್ರಪಂಚದಲ್ಲಿ ಮನುಷ್ಯನ ಜೀವನ ರೀತಿಯನ್ನು ಮುಖ್ಯವಾಗಿ ಎರಡು ರೀತಿಯಲ್ಲಿ ವಿಂಗಡಿಸಬಹುದು. ಅವು ಯಾವುವೆಂದರೆ, ಒಂದು ಪ್ರೇಯೋ ಮಾರ್ಗ, ಇನ್ನೊಂದು ಶ್ರೇಯಸ್ಸಿನ ಮಾರ್ಗ. ಜೀವನದಲ್ಲಿ ಇಂದ್ರಿಯ ಸುಖಗಳನ್ನೇ ಬಯಸುತ್ತಾ ಅದಕ್ಕಾಗಿ ಜೀವನ ಸವೆಸುವವರು ಪ್ರೇಯೋಭಿಲಾಷಿಗಳು. ಇಂದ್ರಿಯ ಸುಖಗಳು ಆತ್ಯಂತಿಕ ಸುಖವನ್ನು ಕೊಡುವುದಿಲ್ಲ ಅಂಥೇಳಿ ತಿಳಿದು ಅವುಗಳಿಗೆ ಬಲಿಯಾಗದೆ ಆತ್ಮ ಸುಖವನ್ನು ಪಡೆಯಬೇಕೆಂಬ ಉದ್ದೇಶದಿಂದ ಸಂಯಮದ ಬದುಕನ್ನು ಬಾಳುವವರು ಶ್ರೇಯೋಭಿಲಾಷಿಗಳು. ಈ ಎರಡು ರೀತಿಯ ಜೀವನ ಕ್ರಮಗಳು ಮತ್ತು ಅದೇ ರೀತಿ ಎರಡು ರೀತಿಯ ಗತಿಗಳು ಶಾಶ್ವತವಾಗಿ ಈ ಪ್ರಪಂಚದಲ್ಲಿ ಅನಾದಿ ಕಾಲದಿಂದಲೂ ಕೂಡ ಬಂದಿರುವಂಥದ್ದಾಗಿದೆ. ಒಬ್ಬ ಸಾಧಕನ ವೈಯಕ್ತಿಕ ಬಾಳಿಗೆ ಇದನ್ನು ಅಳವಡಿಸಿ ಹೇಳೋದಾದರೆ, ಈ ಎರಡು ರೀತಿಯ ಜೀವನ ಕ್ರಮ ಅವನ ಮನಸ್ಸಿನಲ್ಲಿಯೇ ಇರುತ್ತವೆ. ಶ್ರೇಯೋ ಮಾರ್ಗವನ್ನು ತುಳಿಯುತ್ತಿರುವಂಥ ಯೋಗಿಯು ಎಷ್ಟೋ ಬಾರಿ ಪ್ರಪಂಚದ ಪ್ರಲೋಭನೆಗಳಿಗೆ ಸಿಕ್ಕಿಬಿದ್ದು ಪ್ರೇಯೋದಾರಿಗೆ ಬೀಳುವಂಥ ಸಂಭವವೂ ಕೂಡ ಇರುತ್ತದೆ. ಮತ್ತೆ ಅವನು ತನ್ನ ಹುಚ್ಚುತನವನ್ನು ತಿಳಿದುಕೊಂಡು ಶ್ರೇಯಸ್ಸಿನ ದಾರಿಗೆ ಬರಬಹುದು. ಆದರೆ ಇದು ಸಾಮಾನ್ಯವಾಗಿ ಎಲ್ಲ ಸಾಧಕರ ಜೀವನದಲ್ಲಿ ಕಂಡುಬರುವಂಥದ್ದು ಅಂಥೇಳಿ ಪರಮಾತ್ಮನೇ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ಶುಕ್ಲ ಮತ್ತು ಕೃಷ್ಣ ಈ ಎರಡು ಮಾರ್ಗಗಳಲ್ಲಿಯೂ ಕೂಡ ಪ್ರಪಂಚ ನಡೀತಾನೇ ಇದೆ. ಶುಕ್ಲ ಪಕ್ಷದಲ್ಲಿ ಒಮ್ಮೆ ಹೋದರೆ ನಾವು ಮರಳಿ ಬರೋಲ್ಲ. ಅಂದರೆ ಎಲ್ಲ ಸಂಸಾರದ ಜಂಜಾಟಗಳನ್ನೆಲ್ಲ ನೀಗಿ ಸರ್ವರೀತಿಯಲ್ಲೂ ಸಮರ್ಪಣಾ ಭಾವದಿಂದ ನಾವು ಮುಂದುವರೆದು ನಮ್ಮನ್ನೇ ನಾವು ಸಮರ್ಪಿಸಿಕೊಂಡಿರ್ತೇವೆ ಆ ಭಗವಂತನಿಗೆ. ಅದು ಪ್ರೇಯೋ ಮಾರ್ಗ. ಇನ್ನೊಂದು ಮಾರ್ಗದಲ್ಲಿ ನನಗೆ ಅದು ಬೇಕು, ನನಗೆ ಇದು ಬೇಕು, ನಾನು ಇಂಥ ಗುರಿಯನ್ನು ಸಾಧಿಸಬೇಕು, ನಾನು ಇಂಥ ಗುರಿಯನ್ನು ಮುಟ್ಟಿ ಯಶಸ್ಸನ್ನು ದೊರಕಿಸ್ಕೊಳ್ಬೇಕು ಅನ್ನುವಂಥ ಒಂದು ರಾಜಮಾರ್ಗ ಏನಿದೆ ಅದು ಒಂದು ಪ್ರೇಯೋ ಮಾರ್ಗ. ಅದರಲ್ಲಿ ಪುಣ್ಯಪ್ರಾಪ್ತಿಯೂ ಆಗಬಹುದು, ಪಾಪಪ್ರಾಪ್ತಿಯೂ ಆಗಬಹುದು. ಯಾವ ಮಾರ್ಗವನ್ನು ನಾವು ಹೆಜ್ಜೆಯನ್ನು ಇಡ್ತೀವೋ ಆ ಮಾರ್ಗದಂತೆ ನಾವು ಇಲ್ಲಿಂದ ಮರಣವನ್ನು ಹೊಂದುತ್ತೇವೆ ಅಥವಾ ಸಾಯುಜ್ಯವನ್ನು ಪಡೀತೇವೆ. ಸದಾಕಾಲ ಭಕ್ತಿ ಮಾರ್ಗದಲ್ಲಿಯೇ ಇದ್ದರೆ ಆ ಮುಕ್ತಿ ಮಾರ್ಗವೂ ನಮಗೆ ಸುಲಭವಾಗಿ ದೊರಕಿಬಿಡುತ್ತೆ. ಬದಲಿಗೆ ನಾವು ಮರಳಿ ಬರ್ತೇವೆ, ನಮ್ಮೆಲ್ಲ ಕರ್ಮಗಳನ್ನು ಮತ್ತೆ ಮತ್ತೆ ನಾವು ಅನುಭವಿಸ್ತೇವೆ ಅಂತೇಳಂದ್ರೆ

ಅದು ಪಿತೃಯಾನವೂ ಆಗುತ್ತೆ. ಹೋಗಿ ಹೋಗೋವಾಗಲೇ ಮತ್ತೊಂದು ಸಲ ಇಲ್ಲಿಗೆ ಬರೋದಕ್ಕೆ ಟಿಕೆಟನ್ನು ಪಡ್ಕೊಂಡೇ ಇಲ್ಲಿಗೆ ಬರುವಂಥದ್ದು ಅದೇ ಪುನರ್ಜನ್ಮ ಅಂತ. ಹಾಗಾಗಿ ನಾವು ಜೀವನವನ್ನು ಹೇಗೆ ನಡೆಸ್ತೀವಿ ಅನ್ನೋದ್ರ ಮೇಲೆ ನಮಗೆ ಇಲ್ಲಿ ಪ್ರೇಯೋ ಮಾರ್ಗವೋ ಅಥವಾ ಶ್ರೇಯಸ್ಸಿನ ಮಾರ್ಗವೋ ಅನ್ನೋದ್ರ ಮೂಲಕ ನಾವು ಈ ಸಾಯುಜ್ಯದ ನಂತರದ ವಿಧಿಯನ್ನು, ನಂತರದ ಸ್ಥಾನವನ್ನು, ವಿಧಿವಿಧಾನಗಳನ್ನು ಇಲ್ಲಿ ಕೃಷ್ಣ ನಮಗೆ ತಿಳಿಸ್ತಾ ಇದ್ದಾನೆ. ಆ ಮೂಲಕ ಮರಣದ ನಂತರವೂ ಕೂಡ ಹೇಗಿರುತ್ತೆ ಈ ಬದುಕು, ಅಥವಾ ನಮ್ಮ ಆತ್ಮ ಅನಾತ್ಮನಾಗುವಂಥದ್ದು ರೀತಿ, ಅದರ ನೀತಿ, ಅದರ ವೈವಿಧ್ಯತೆ, ವಿಭಿನ್ನತೆ, ಇವುಗಳೆಲ್ಲವನ್ನು ಕೂಡ ನಾವು ಈ ಶರೀರ ಅವಸ್ಥೆಯಲ್ಲಿ ಇರುವಾಗಲೇ ಕೃಷ್ಣ ನಮಗೆ ತಿಳಿಸ್ತಾ ಇದ್ದಾನೆ. ಅಲ್ಲಿಗೆ ಶರೀರದ ಅವಸ್ಥೆಯಲ್ಲಿದ್ದಾಗಲೇ ಇದರ ಜ್ಞಾನವನ್ನು ನಾವು ಪಡೆದುಕೊಂಡ್ರೆ ಶರೀರವನ್ನು ಬಿಟ್ಟು ಹೊರಗೆ ಹೋದಾಗಲೂ ಕೂಡ ಆ ಒಂದು ಅಂತರಾತ್ಮದಲ್ಲಿ ನಾವು ಹೇಗಿರಬೇಕು ಅನ್ನುವಂಥ ಅಂಶ ನಮಗೆ ತಿಳಿಯುತ್ತೆ. ಹಾಗಾಗಿ ಆ ಜ್ಞಾನವನ್ನು ಅಭಿವೃದ್ಧಿ ಮಾಡಿಕೊಳ್ಳೋದ್ರಲ್ಲಿ ಈ ಭಗವದ್ಗೀತೆಯ ಈ ಶ್ಲೋಕ ಅತ್ಯಂತ ಅರ್ಥಪೂರ್ಣ. ಇಂಥ ಅರ್ಥಪೂರ್ಣವಾದ ಶ್ಲೋಕವನ್ನು ನಾವು ಸರಿಯಾಗಿ ಮನನ ಮಾಡಿ ಗಮನಿಸಿ ಅದರ ಬಗ್ಗೆ ಒಂದು ಅರಿವನ್ನು ಮೂಡಿಸಿಕೊಂಡಾಗ ಮಾತ್ರ ಈ ಬದುಕನ್ನು ನಾವು ಹೇಗೆ ಬದುಕಬೇಕು ಅನ್ನೋದು ತಿಳಿಯುತ್ತೆ. ಅದು ಸಂಯಮದ ಬದುಕು, ಅದು ತ್ಯಾಗದ ಬದುಕು, ನಿಷ್ಕಾಮ ಕರ್ಮದ ಬದುಕು, ನಿಷ್ಕರ್ಮಗಳ ಫಲಗಳನ್ನು ಅಪೇಕ್ಷಿಸದಂಥ ಒಂದು ಬದುಕು, ಇವೆಲ್ಲವುಗಳನ್ನು ಮಾಡಿದಾಗ ಶ್ರೇಯಸ್ಸಿನ ಜೀವನ ನಿಜಕ್ಕೂ ನಮ್ಮದಾಗತ್ತೆ. ಆ ಶ್ರೇಯಸ್ಸಿನ ಜೀವನದಲ್ಲಿ ನಾವು ಸದಾ ಸಾಗಬೇಕು ಅನ್ನುವಂಥದ್ದೇ ಈ ಒಂದು ಕೃಷ್ಣನ ಮಾತುಗಳು. ಈ ಒಂದು ಶ್ಲೋಕಕ್ಕೆ ಅದು ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ. ತನಗೆ ಲಭಿಸದ ಗೆಲುವು ಅವನದಾಯಿತು ಎಂತು, ತನಗೆ ಲಭಿಸದ ಗೆಲುವು ಅವನದಾಯಿತು ಎಂತು, ಎಂದು ನೀ ಗೊಣಗದಿರು ಶಪಿಸದಿರು ವಿಧಿಯ, ನೀ ಚತುರನಿರಬಹುದು ವಿಧಿ ಬೆಪ್ಪನೇನಲ್ಲ, ನೀ ಚತುರನಿರಬಹುದು.

ನನಗೆ ಗೆಲುವು ಸಿಗಲಿಲ್ಲ, ಆದರೆ ಅವನ ಗೆಲುವು ಕಂಡ್ಕೊಬಿಟ್ನಲ್ಲ ಅಂತ ಹೇಳಿ ದ್ವೇಷ ಮಾಡಿಕೊಂಡು ಅಸೂಯೆ ಪಟ್ಕೊಂಡು ಗೊಣಗ್ತಾ ಕೂತ್ರೆ, ವಿಧಿಯನ್ನು ಶಪಿಸ್ತಾ ಕೂತ್ರೆ, ವಿಧಿ ಬೆಪ್ಪ ಏನಲ್ಲ, ಅವನು ಚತುರ ಇರಬಹುದು, ಆದರೆ ಗೆದ್ದಿರೋನು ಚತುರ ಇರಬಹುದು, ಆದರೆ ವಿಧಿ ಬೆಪ್ಪ ಅಲ್ಲ, ಮೂರ್ಖ ಅಲ್ಲ. ಹಾಗಾಗಿ ಈ ಒಂದು ಭೂಮಿ, ಈ ಜಗತ್ತು, ಈ ಪ್ರಪಂಚ, ಈ ವಿಶ್ವ ಎಲ್ಲರನ್ನೂ ಮತ್ತು ಎಲ್ಲವನ್ನೂ ಸರಿಯಾಗಿ ಗಮನಿಸ್ಕೊಳ್ತಾ ಇದೆ. ಆದರೆ ಆ ಗಮನಿಸುವಿಕೆಯಲ್ಲಿ ನಾವು ಸರಿಯಾದ ಹೆಜ್ಜೆಯನ್ನು ಇಟ್ಟರೆ ಇನ್ನು ಮಿಕ್ಕಿದ್ದೆಲ್ಲವನ್ನು ಆ ವಿಶ್ವವೇ ನೋಡಿಕೊಳ್ಳುತ್ತೆ. ಹಾಗಾಗಿ ಸಮತೂಕದ ವಿಶ್ವಕ್ಕೆ ನಾವು ಸಮರ್ಪಿತರಾಗುವಂಥದ್ದು ಒಂದೇ ನಮ್ಮ ಬದುಕಿನ ಹಾದಿಯಲ್ಲಿ ಇರಬೇಕಾದ ಒಂದು ದೃಷ್ಟಿಕೋನ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

0: ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜುರವರು ನಡೆಸಿಕೊಟ್ಟ ಗೀತಸುನಾದ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮುಕ್ತವ್ಯಸಿನ ಬದುಕು ಹಸಿನ ಕಾರ್ಯಕ್ರಮದಲ್ಲಿ ಆಲ್ಕೋಹಾಲಿಕ್ ಅನಾನಮಿಸ್ ಒಕ್ಕೂಟ ಹಾಗೂ ಮದ್ಯವಜನ ಶಿಬಿರ ಕಾರ್ಯಕ್ರಮಗಳು ಕುಡಿತವನ ಬಿಡಿಸಲು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದರ ಕುರಿತು ಮಂಗಳೂರಿನ ಆಲ್ಕೋಹಾಲಿಕ್ ಅನಾನಮಿಸ್ ಒಕ್ಕೂಟದ ಸದಸ್ಯರಾದ ಶ್ರೀಯುತ ಗಣೇಶ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ಸ್ನೇಹಿತರೆ, ಎಲ್ರಿಗೆ ನಮಸ್ಕಾರ, ಶುಭಾಶಯಗಳು. ಸ್ನೇಹಿತರೆ, ಇವತ್ತು ನಿಮ್ಮ ಜೊತೆಯಲ್ಲಿ ಮದ್ಯಪಾನದ ಸಮಸ್ಯೆ ಅಥವಾ ಅಮಲು ಸೇವನೆಯ ಬಗ್ಗೆ ಸಮಸ್ಯೆ ಮತ್ತೆ ಅದಕ್ಕೆ ಪರಿಹಾರ ಈ ಬಗ್ಗೆ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ನನಗೆ ಮಾತಾಡಲಿಕ್ಕೆ ಒಂದು ಅವಕಾಶ ಲಭಿಸಿದೆ, ಸಂತೋಷ ಕೂಡ ಆಗ್ತದೆ. ಸ್ನೇಹಿತರೆ, ಇಂದು ಸಮಾಜದಲ್ಲಿ ಮದ್ಯಪಾನ ಸೇವನೆ

ಒಂದು ಸಾಮಾನ್ಯ ವಿಚಾರವಾಗಿದೆ. ಇದರ ಬಗ್ಗೆ ಯಾವುದೇ ರೀತಿಯ ಒಂದು ವಿರೋಧ ದೊಡ್ಡ ಮಟ್ಟದಲ್ಲಿ ನಮಗೆ ಕಾಣಲು ಸಿಗುವುದಿಲ್ಲ. ಮದ್ಯಪಾನ ಅಥವಾ ಅಮಲು ಸೇವನೆ, ಸಾಮಾನ್ಯವಾಗಿ ಎಲ್ಲರೂ ಮದ್ಯಪಾನ ಅಥವಾ ಅಮಲು ಸೇವನೆ ಮಾಡ್ತಾರೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ವಿಚಾರದಲ್ಲಿ. ನಾನಿವತ್ತು ನಿಮ್ಮ ಮುಂದೆ ಮದ್ಯಪಾನದ ವಿಚಾರದಲ್ಲಿ ಅದು ಏನು ಸಮಸ್ಯೆ ಮಾಡ್ತದೆ, ಅದು ನಮಗೆ ಏನು ತೊಂದರೆ ಮಾಡ್ತದೆ ಮತ್ತೆ ಅದಕ್ಕೆ ಪರಿಹಾರ ಏನು, ಇದರ ಬಗ್ಗೆ ಕೆಲವು ವಿಚಾರಗಳನ್ನು ಪ್ರಸ್ತುತಪಡಿಸುತ್ತೇನೆ. ಈಗ ಮದ್ಯಪಾನದ ಸೇವನೆಯು ಸಾಮಾನ್ಯವಾಗಿ ಎಲ್ಲರಲ್ಲೂ ಕಾಣಸಿಗುತ್ತದೆ, ಮುಖ್ಯವಾಗಿ ಯುವಕರಲ್ಲಿ, ಯುವತಿಯರಲ್ಲೂ ಹಾಗೂ ಜನಸಾಮಾನ್ಯರಲ್ಲಿ ನಾವು ಮದ್ಯಪಾನ ಸೇವಿಸುವುದು ನಾವು ನೋಡ್ತೇವೆ. ಹೆಚ್ಚಾಗಿ ಎಲ್ಲರೂ ಮದ್ಯಪಾನ ಹಲವಾರು ಕಾರಣಗಳಿಗೋಸ್ಕರ ಮಾಡ್ತಾರೆ. ಮದ್ಯಪಾನದ ಆರಂಭ ಅಥವಾ ಮದ್ಯಪಾನದ ಕುಡಿತ ಇದು ಆರಂಭವಾಗಲಿಕ್ಕೆ ಹಲವಾರು ಕಾರಣಗಳಿರ್ಬೋದು. ಕೆಲವರು ಮನೆಯಲ್ಲಿ ಮದ್ಯಪಾನ ಸೇವಿಸ್ತಾರೆ, ಕೆಲವರು ಸಭೆ ಸಮಾರಂಭಗಳಲ್ಲಿ, ಮತ್ತೆ ಕೆಲವರು ಕೆಲವು ಆಚರಣೆಗಳಲ್ಲಿ, ಹಾಗೂ ಕೆಲವರು ತಮ್ಮ ಸಮಸ್ಯೆಗಳನ್ನು ಪರಿಹರಿಸುವ ದೃಷ್ಟಿಯಲ್ಲಿ ಈ ಮದ್ಯಪಾನ ಸೇವಿಸುವುದನ್ನು ನಾವು ನೋಡ್ತೇವೆ. ಆರೋಗ್ಯದ ದೃಷ್ಟಿಯಿಂದಲೂ ಹಾಗೂ ಕೆಲವರು ತಮ್ಮ ಮಾನಸಿಕ ತೊಳಲಾಟವನ್ನು ಸಂತೃಪ್ತಿಗೊಳಿಸುವ ಸರಕು ಉಂಟು, ನಾವು ಅದನ್ನು ಗಮನಿಸುತ್ತೇವೆ. ಅಥವಾ ಅದರ ಅನುಭವ ಇಲ್ಲೂ ನಮಗೆ ಕಾಣ ಸಿಗಬಹುದು ಅಥವಾ ನಮಗೆ ಇರಬಹುದು. ಮದ್ಯಪಾನ ಕುರಿತಕ್ಕೆ ಹೀಗೆ ಹಲವಾರು ಕಾರಣಗಳಿರಬಹುದು, ಆದರೆ ಅದರ ಪರಿಣಾಮದ ರುಚಿ ಹಿಡಿದ ಕೆಲವು ವ್ಯಕ್ತಿಗಳು ಅದರ ಮೇಲೆ ಅವಲಂಬನೆಯನ್ನು ಬೆಳೆಸಿಕೊಳ್ತಾರೆ. ತಮಗೆ ಅರಿಯುತ್ತದೆ ಆ ವ್ಯಕ್ತಿಯ ಮನಸ್ಸು ಈ ಮದ್ಯಪಾನದ ಚಿಂತನೆಯಲ್ಲಿ ತೊಡಗುತ್ತದೆ. ಮದ್ಯಪಾನದ ಅವಲಂಬನೆಯೊಂದಿಗೆ ಬೆಳೆಯುತ್ತಾ ಹೋಗುವ ಇನ್ನೊಂದು ವಿಚಾರ ಏನೆಂದರೆ, ದಿನ ಕಳೆದಂತೆ ಆ ವ್ಯಕ್ತಿಯ ಕುಡಿತದ ಗಾತ್ರವು ಹೆಚ್ಚುತ್ತಾ ಹೋಗಿ ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಆತನು ಕುಡಿಯುತ್ತಾನೆ. ಮುಂದೆ ಆ ವ್ಯಕ್ತಿ ತನಗೆ ಅರಿವಿಲ್ಲದೆ ಬಿಡಿಸಿಕೊಳ್ಳಲಾಗದ ಕುಡಿತದ ಮದ್ಯಪಾನದ ಸಮಸ್ಯೆಯ ಒಂದು ಸೆಳೆತಕ್ಕೆ ಅಥವಾ ಮಾನಸಿಕ ಸೆಳೆತಕ್ಕೆ ಬಲಿಯಾಗುತ್ತಾನೆ. ಆತನು ತನ್ನ ಇಚ್ಛೆಗೆ ವಿರುದ್ಧವಾಗಿ ಕುಡಿಯುತ್ತಾನೆ, ಮುಂದೆ ಅದೇ ಕಾಯಿಲೆಯಾಗಿ ಪರಿಣಮಿಸುತ್ತದೆ. ಅದೇ ಅಮಲು ರೋಗ ಅಥವಾ ಆಲ್ಕೋಹಾಲಿಸಂ ಎಂದು ಹೇಳ್ತೇವೆ. ಯಾರಿಗೆ ಕುಡಿತದ ಮಾನಸಿಕ ಸೆಳೆತ ಇದೆ ಅದನ್ನು ನಾವು ಆಬ್ಸೆಷನ್ ಎಂದು ಹೇಳ್ತೇವೆ, ಸೆಳೆತ ಹೂವನ್ನು ಹೇಳ್ತೇವೆ. ಈ ರೀತಿ ಮಾನಸಿಕ ಸೆಳೆತ ಗೀಳು ಆಬ್ಸೆಷನ್ ಯಾರಿಗೆ ಇದೆಯೋ ಆತನು ಒಂದು ಕಾಯಿಲೆ ತಳ್ಳುತ್ತಿದ್ದಾನೆ. ಆ ಕಾಯಿಲೆ ಹೆಸರು ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವಿಶ್ವ ಆರೋಗ್ಯ ಸಂಸ್ಥೆಯ ನಮಗೆ ತಿಳಿಸಿದಂತೆ 1956 ಆಲ್ಕೋಹಾಲಿಸಂ ಅನ್ನು ಹೇಳುತ್ತದೆ. ಹಾಗಾದ್ರೆ ಈ ಮದ್ಯಪಾನ ರೋಗ ಅಥವಾ ಆಲ್ಕೋಹಾಲಿಸಂ, ಈ ಮದ್ಯಪಾನ ರೋಗಕ್ಕೆ ಏನು ಲಕ್ಷಣಗಳಿವೆ? ಮುಖ್ಯವಾಗಿ ನಾನೀಗ ಹೇಳಿದೆ, ಯಾರಿಗೆ ಕುಡಿತದ ಮಾನಸಿಕ ಸೆಳೆತ ಇದೆ, ಒತ್ತಡ ಇದೆ, ಅಬ್ಸೆಷನ್ ಇದೆ, ಆತನಿಗೆ ಒಂದು ಬಿಡಿಸಿಕೊಳ್ಳಲಾಗದ ಸಮಸ್ಯೆ ಉಂಟಾಗುತ್ತದೆ. ಆತನು ಒಂದು ಕಾಯಿಲೆಯಿಂದ ಬಳಲುತ್ತಾನೆ ಎಂದು ಹೇಳುತ್ತ, ಕೇವಲ ಆತನು ಮಾನಸಿಕ ಕುಡಿತ ಸೆಳೆತದಿಂದ ಬಳಲು. ಆದರೆ ಇನ್ನೊಂದು ವಿಚಾರ ಕೂಡ ಆತನಲ್ಲಿ ಇದೆ, ದೊಡ್ಡ ಸಮಸ್ಯೆ ಏನೆಂದರೆ, ಆ ವ್ಯಕ್ತಿ ತನ್ನ ಕುಡಿತದ ಸೆಳೆತವನ್ನು ಪರಿಹರಿಸುವಕ್ಕೋಸ್ಕರ ಅಥವಾ ಅಬ್ಸೆಷನ್ಗೆ ಒಳಗಾಗಿ ಆ ಕುಡಿತವನ್ನು ಕುಡಿಲಿಕ್ಕೆ ಹೋದ ಮೇಲೆ ಅವರ ದೇಹದಲ್ಲಿ ಒಂದು ರೀತಿಯ ಬದಲಾವಣೆ ಆಗ್ತದೆ. ನಾವು ಅದನ್ನು ಫಿಸಿಕಲ್ ಎಲರ್ಜಿ ಅಂತ ಹೇಳ್ತೇವೆ. ಕೆಲವರಿಗೆ ಸ್ವಲ್ಪ ಮದ್ಯಪಾನ ಮಾಡಿದ ನಂತರ ಆತನ ದೇಹದ ಪರಿಸ್ಥಿತಿ ಅಂದ್ರೆ ಆತನ ದೇಹವು ಜಾಸ್ತಿ ಜಾಸ್ತಿ ಕುಡಿತವನ್ನು ಕೇಳುತ್ತದೆ, ಕ್ರೇವಿಂಗ್ ಅಂತ ಹೇಳ್ತೇವೆ, ಆಲ್ಕೋಹಾಲಿಕ್ ಕ್ರೇವಿಂಗ್. ಸ್ವಲ್ಪ ಕುಡಿದ ಮೇಲೆ ಆ ವ್ಯಕ್ತಿಗೆ ಆತನು ಸಮಾಧಾನ ಪಡೆಯುವುದಿಲ್ಲ, ಜಾಸ್ತಿ ಜಾಸ್ತಿ ಕುಡಿತ ಆತನ ದೇಹ ಇಳಿಯಲಿಕ್ಕೆ ಅಥವಾ ಕುಡಿಲಿಕ್ಕೆ ಆತನನ್ನು ಪ್ರೇರೇಪಿಸುತ್ತದೆ. ಇದಕ್ಕೆ ನಾವು ಫಿಸಿಕಲ್ ಎಲರ್ಜಿ ಎಂದು ಹೇಳ್ತೇವೆ. ಯಾರಿಗೆ ತನ್ನ ಅಬ್ಸೆಷನ್ಗೆ ಕುಡಿತದ ಸೆಳೆತಕ್ಕೆ ಒಳಗಾಗಿ ಸ್ವಲ್ಪ ಕುಡಿದ ಮೇಲೆ ಆತನ ದೇಹದೊಳಗೆ ಕುಡಿತ ಹೋದ ಮೇಲೆ ಇನ್ನೂ ಕೂಡ ಕುಡಿಯಬೇಕೆಂದು ಯಾರಿಗೆ ಅನಿಸುತ್ತದೆಯೋ ಆ ವ್ಯಕ್ತಿಗೆ ಒಂದು ಖಂಡಿತವಾಗಿಯೂ ಕಾಯಿಲೆ ಇದೆ ಅಂದೇಳಿ ಆ ವ್ಯಕ್ತಿಗೆ ಹೇಳ್ಬೋದು. ಇಲ್ಲಿ ನೋಡಿ, ಈ ಎರಡು ವಿಚಾರಗಳು ನಾವು ಹೇಳ್ಬೋದು. ಒಂದನೇದಾಗಿ ಒಂದು ಕುಡಿತದ ಮಾನಸಿಕ ಸೆಳೆತ, ಇನ್ನೊಂದು ಕುಡಿತ ಆತನ ದೇಹದಲ್ಲಿ ಹೋದ ತಕ್ಷಣ ಆತನಲ್ಲಿರುವ ಕ್ರಿಯೆಯು ಆ ದೈಹಿಕ ಕ್ರಿಯೆ ಉಲ್ಬಣವಾಗಿ ಜಾಸ್ತಿ ಜಾಸ್ತಿ ಕುಡಿಯುವುದು. ಮುಂದೆ ಇನ್ನೊಂದು ವಿಚಾರ ಇದೆ ಏನೆಂದ್ರೆ, ಒಂದು ಕಡೆ ಕುಡಿದ ಮೇಲೆ ಮದ್ಯಪಾನ ಸೇವಿಸಿದ ಮೇಲೆ ಆತನ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗ್ತದೆ, ಅವನ ವ್ಯಕ್ತಿತ್ವ ಬದಲಾಗ್ತದೆ, ಆತನು ಮಾತನಾಡುವ ಶೈಲಿ

ಆತನಲ್ಲಿ ಆತನ ನಡತೆ, ಆತನ ಹಲವಾರು ವಿಚಾರಗಳು ಅಲ್ಲಿ ಅವನನ್ನು ತೊಂದರೆಗೆ ಸಿಲುಕಿಸುತ್ತದೆ. ಆದುದರಿಂದ ಈ ರೀತಿ ಯಾರಿಗೆ ಆಗ್ತದೆ? ಮೊತ್ತ ಮೊದಲು ಸೆಳೆತ, ನಂತರ ಸುಳಿತ, ಆದ ಮೇಲೆ ಪುನಃ ಪುನಃ ಕುಳಿತು. ಮತ್ತೆ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ, ಆತನ ವ್ಯಕ್ತಿತ್ವ ಬದಲಾಗುತ್ತದೆ. ಹೀಗೆ ಬಂಧುಗಳು, ಈ ರೀತಿ ಯಾರಿಗೆ ತೊಂದರೆ ಉಂಟಾಗುತ್ತದೆ ಆತನಿಗೆ ಖಂಡಿತವಾಗಿಯೂ ಆತನು ಕುಡಿತದ ಮಾನಸಿಕ ಸೆಳೆತದಿಂದ ಅಥವಾ ಕುಡಿತದ ಒಂದು ಕಾಯಿಲೆಯಾಗಿ ಪರಿಣಮಿಸುತ್ತದೆ. ಸ್ನೇಹಿತರೆ, ಈ ರೀತಿ ಎಲ್ಲರಿಗೂ ಆಗುದಿಲ್ಲ. ಮದ್ಯಪಾನ ಮಾಡಲು ಯಾರು ಹೋಗುದಿಲ್ಲ, ಅಥವಾ ಯಾರಿಗೂ ಕುಡಿತ ಮಾಡಬೇಕೆಂಬ ದೊಡ್ಡ ಸೆಳೆತ ಇಲ್ಲ, ಅಥವಾ ಕುಡಿದ ಮೇಲೆ ಯಾರಿಗೆ ಈ ರೀತಿ ಉಂಟಾಗ್ತದೆ, ಇದು ಎಲ್ಲರಿಗೂ ಉಂಟಾಗುದಿಲ್ಲ. ನಮಗೆ ನಾವು ನೋಡ್ತೇವೆ, ತುಂಬಾ ಮಂದಿ ನಿಯತವಾಗಿ ಕುಡಿತಾರೆ, ಬೇಕಾದ್ರೆ ಕುಡಿತಾರೆ, ಕುಡಿತವನ್ನು ನಿಲ್ಲಿಸ್ತಾರೆ, ಅಥವಾ ಕುಡಿದ ಮೇಲೆ ಅವರಿಗೆ ದೊಡ್ಡ ಸಮಸ್ಯೆ ಉಂಟಾಗುದಿಲ್ಲ. ಆದರೆ ಕುಡಿದ ಮೇಲೆ ಯಾರಿಗೆ ಈ ರೀತಿ ತೊಂದರೆ ಆಗ್ತದೆ? ತುಂಬಾ ಮಂದಿಗೆ. ಒಂದು ಒಂದು ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಒಂದು ಅಂಕಿಅಂಶಗಳ ಪ್ರಕಾರ ನೂರು ಮಂದಿ ಕುಡಿದ್ರೆ ಸರ್ವಸಾಮಾನ್ಯ 80% ಜನರಿಗೆ ಏನಾಗುದಿಲ್ಲ, ಆದ್ರೆ 20% ಜನರಿಗೆ ತೊಂದರೆ ಉಂಟಾಗ್ತದೆ ಅಂತ ಹೇಳ್ತಾರೆ. 20% ಜನರು ನಾವು ಯಾರೆಂದಿಗೆ ಗುರುತಿಸಿಕೊಳ್ಳೋಣ. ನನಗೆ ಹೇಳಿದ ಮೂರು ವಿಚಾರಗಳು ಯಾರಲ್ಲಿ ಇದೆಯೋ ಅವರು ಈ ಸಮಸ್ಯೆಗೆ ಅಥವಾ ಈ ಕಾಯಿಲೆಗೆ ಒಳಗಾಗಿದ್ದರೆ ಸ್ಪಷ್ಟವಾಗಿ ಹೇಳಬಹುದು. ನೋಡಿ, ಇದರಲ್ಲಿ ಮೂರು ವಿಚಾರಗಳು ನಾವು ಗಮನಿಸಬೇಕಾಗ್ತದೆ ಬಂಧುಗಳೇ. ಒಂದು ಮಾನಸಿಕ ಆಯಾಮ, ಆ ಸೆಳೆತ. ಇನ್ನೊಂದು ದೈಹಿಕ ಆಯಾಮ, ಅದರಲ್ಲಿ ಆ ದೈಹಿಕ ಎಲರ್ಜಿ ಇದೆ. ಮತ್ತು ಮುಖ್ಯವಾಗಿ ಆಧ್ಯಾತ್ಮಿಕ ಆಯಾಮ ಎಂದು ಹೇಳ್ತೇವೆ. ನಾವು ಮನುಷ್ಯರು, ಮನುಷ್ಯ ಸ್ವಭಾವದವರು, ನಾವು ಈ ಭೂಲೋಕಕ್ಕೆ ಬರುವಾಗ ಎಲ್ಲ ರೀತಿಯ ದೈವಿಕ ಸದ್ಗುಣಗಳನ್ನು ತೆಗೆದುಕೊಂಡು ಬಂದವರು. ನಮ್ಮ ಎಲ್ಲರಲ್ಲಿಯೂ ಆ ಸದ್ಗುಣಗಳು ಇವೆ, ಒಳ್ಳೆಯ ವಿಚಾರಗಳಿವೆ. ಆದರೆ ಕಾರಣಾಂತರಗಳಿಂದ ಈ ದೈವಿಕ ಗುಣಗಳು, ಈ ಸದ್ಗುಣಗಳು ಎಲ್ಲಿಯೂ ತಿರುಗುತ್ತವೆ. ಅದಕ್ಕೆ ಹಲವಾರು ಕಾರಣಗಳಿವೆ. ನಮ್ಮ ಕೌಟುಂಬಕ್ಕೆ ಹಿನ್ನೆಲೆ ಇರಬಹುದು, ಅಥವಾ ಇಲ್ಲಿನ ಕೆಲವು ಪರಿಣಾಮದಂದೆಲ್ಲ ಇರಬಹುದು, ಸಾಮಾಜಿಕ ವಿಚಾರಗಳಿಂದಿರಬಹುದು, ನಮ್ಮ ನಾವು ಬೆಳೆದುಕೊಂಡು ಬಂದ ರೀತಿಯಲ್ಲಿ ಇರಬಹುದು. ಎಲ್ಲಿಯಾದರೂ ಕೆಲವು ಸಮಸ್ಯೆಗಳು ಆ ವ್ಯಕ್ತಿಯ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಬಿದ್ದು ಆತನ ಈ ಸದ್ಗುಣಗಳು ಎಲ್ಲೂ ತಿರುಚಿ ಆತನು ತಾನು ಮಾಡಬಾರದು ಅಥವಾ ಮಾಡಲು ಇಚ್ಛಿಸದ ವಿಚಾರಕ್ಕೆ ಬಲಿಯಾಗಿ ಮುಂದೆ ಆತನು ಮದ್ಯಪಾನದ ಸಮಸ್ಯೆಗೆ ಒಳಗಾಗುತ್ತಾನೆ. ಮುಂದೆ ಅತಿ ದೊಡ್ಡ ಸಮಸ್ಯೆಗೆ ಅದು ಆತನಿಗೆ ಕಾಣುತ್ತದೆ. ಈಗ ಈ ವಿಚಾರ ಬಹುಶಃ ನಮ್ಮಲ್ಲಿ ಹೆಚ್ಚಿನವರಲ್ಲಿ ನಾವು ನೋಡ್ತೇವೆ. ಇದೊಂದು ಕಾಯಿಲೆ, ಇದೊಂದು ತೊಂದರೆ ಹೆಚ್ಚಿನವರಲ್ಲಿ ಬೆಳೆಯುತ್ತದೆ, ಅದು ಗೊಂದಲಮಯ ಆಗ್ತದೆ. ಆದರೆ ಹೆಚ್ಚಾಗಿ ಯಾರೇ ವ್ಯಕ್ತಿ ಈ ರೀತಿ ಸಮಸ್ಯೆಗಾದ ಒಳಗಾದ ವ್ಯಕ್ತಿ ಅದನ್ನು ಆತನು ಒಪ್ಪಿಕೊಳ್ಳಿಕ್ಕೆ ಸಿದ್ಧನೇ ಇರುವುದಿಲ್ಲ, ಆತನು ಅದನ್ನು ನಿರಾಕರಿಸ್ತಾರೆ. ಅದರಲ್ಲಿ ಅದು ನಿರಾಕರಣೆಯ ವಿಚಾರ ಇದೆ, ದೊಡ್ಡ ಮಟ್ಟದ ನಿರಾಕರಣೆ ಇದೆ. ತನಗೆ ಈ ರೀತಿ ಸಮಸ್ಯೆ ಇದೆ, ತನಗೆ ಈ ರೀತಿ ತೊಂದರೆ ಇದೆ, ತನಗೆ ಈ ರೀತಿ ರಗಳೆಗಳು ಇವೆ. ಸರ್ವಸಾಮಾನ್ಯ ಯಾರೇ ಇಲ್ಲಿ ಮದ್ಯಪಾನದ ಸಮಸ್ಯೆಯಿಂದ ಬಳಲುತ್ತಿರುವ ವ್ಯಕ್ತಿ ಇಲ್ಲಿ ಆತನು ಒಪ್ಪಿಕೊಳ್ಳಿದೆ, ಆತನು ಅದನ್ನು ನಿರಾಕರಿಸ್ತಾನೆ. ಮತ್ತೆ ಆತನು ತನ್ನ ಕುಡಿತದ ಬಗ್ಗೆ ಯಾರಾದರೂ ಆತನಿಗೆ ಉದ್ಯೋಗವಾದಿ ಹೇಳಿದರೆ ಅಥವಾ ಆತನ ಸಮಸ್ಯೆಯನ್ನು ಆತನಿಗೆ ತಿಳಿಸಿದರೆ ಅದನ್ನು ಸಂಪೂರ್ಣವಾಗಿ ನಿರಾಕರಿಸುತ್ತಾನೆ ಮಾತ್ರ ಅಲ್ಲ, ಇಲ್ಲ ನಾನು ಅದನ್ನು ನಿಲ್ಲಿಸಬಲ್ಲೆ ಎಂಬ ಒಂದು ಹಠಕ್ಕೆ ಬಿಡುತ್ತಾರೆ. ಇದು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕೆಂದ ವಿಚಾರ ಏನೆಂದರೆ ಆತನ ಒಂದು ಕಾಯಿಲೆಗೆ ಒಳಗಾಗಿದ್ದಾರೆ. ಈಗ ನಮಗೆ ಒಂದು ಕಾಯಿಲೆಗೆ ನಾನು ಒಳಗಾದರೆ ಇವತ್ತು ಯಾವುದೇ ಇರಬಹುದು, ಒಂದು ಮದ್ಯಪಾನ ಕಾಯಿಲೆ ಅಂತ ಹೇಳಿ ಅಲ್ಲ, ಬೇರೆ ಯಾವುದು ಜ್ವರ ಇರಬಹುದು, ಕ್ಯಾನ್ಸರ್ ಕಾಯಿಲೆ, ಯಾವುದೇ ಕಾಯಿಲೆಗೆ ನಾವು ಒಳಗಾದರೂ ಆ ಕಾಯಿಲೆಯನ್ನು ನಾವು ಸ್ವಂತ ನಮ್ಮ ಸ್ವಶಕ್ತಿಯಿಂದ ಗುಣಪಡಿಸಲಿಕ್ಕೆ ಆಗೋದಿಲ್ಲ. ನಾವು ಎಷ್ಟೋ ಗಟ್ಟಿ ಮನಸ್ಸು ಮಾಡಿ ನಮ್ಮಲ್ಲಿ ಒಂದು ವಿಲ್ ಪವರ್ ಅಂಗಡಿ ನಾವು ಇದೆ ಎಂದು ಆಶಿಸುತ್ತೇವೆ. ನಾನು ನನ್ನ ವಿಲ್ ಪವರ್ ಇಂದ, ಸ್ವ ಇಚ್ಛೆಯಿಂದ ಈ ಕುರಿತ ನಿಲ್ಲಿಸುತ್ತೇನೆ ಅಥವಾ ನಾನು ಸ್ವೀಕಾರ ಮಾಡುವ ಅಮಲನ್ನು ನಿಲ್ಲಿಸುತ್ತೇನೆ ಎಂಬ ಒಂದು ಸಾಮಾಜಿಕ ಚಿಂತನೆ ಎಲ್ಲರಲ್ಲಿ ಇದೆ. ಸಾಮಾನ್ಯವಾಗಿ ಎಲ್ಲ ಮನುಷ್ಯನು ತನ್ನ ಸ್ವಶಕ್ತಿಯ ಮೇಲೆ ಹೊಂದಿಕೊಂಡು ಇವತ್ತು ದಿನವನ್ನು ಸಾಗಿಸುತ್ತಾನೆ ಮಾತ್ರ ಅಲ್ಲ, ಆತನು ತನ್ನ ಕುಡಿತವನ್ನು ನಿಲ್ಲಿಸಬಲ್ಲೆ ಎಂಬ ಒಂದು ಎಲ್ಲಿ ಒಂದು ದೊಡ್ಡ ವಿಚಾರಕ್ಕೆ ಕೊಂಡು ತಳುಗುತ್ತಾನೆ. ಆದುದರಿಂದ ಆ ವ್ಯಕ್ತಿಯಲ್ಲಿ ಆ ನಿರಾಕರಣೆ ಇದೆ ಮಾತ್ರ ಅಲ್ಲ,
ತಾನು ತನ್ನ ಕುಡಿತವನ್ನು ಅಥವಾ ಸೇವಿಸುವ ಅಮಲವನ್ನು ನಿಲ್ಲಿಸುತ್ತೇನೆ.

ನಮ್ಮ ಒಂದು ಭ್ರಾಂತಿಗೆ ಒಳಗಾಗಿದ್ದರಿಂದ ಅದನ್ನು ಯಾವುದೇ ರೀತಿಯ ಬುದ್ಧಿವಾದಿ ಇರಲಿ ಅದನ್ನು ಸ್ವೀಕರಿಸಲಿಕ್ಕೆ ಸಿದ್ಧನಿರುವುದಿಲ್ಲ. ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದ ವಿಚಾರ ಏನಂದ್ರೆ ಬಂದು ಆತನು ಕೇವಲ ಈ ಕುಡಿತದ ವಿಚಾರದಲ್ಲಿ ತಾನು ಕುಡಿತ ನಿಲ್ಲಿಸಬಲ್ಲೆ ಎಂಬ ಭ್ರಮಣೆಗೆ ಒಳಗಾದುದರಿಂದ ಆತನದನ್ನು ಯಾವುದೇ ಹೊರಗಿನ ಸಹಾಯ ತೆಗೆದುಕೊಳ್ಳಲಿಕ್ಕೆ ಸಿದ್ಧನಿಲ್ಲ. ಮುಖ್ಯವಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ವಿಚಾರ ಏನಂದ್ರೆ, ನಾನು ಹೇಳಿದೆ ಈಗ ಯಾವುದೇ ಒಂದು ಕಾಯಿಲೆ ಇರಲಿ, ಯಾವುದೇ ರೋಗ ಇರಲಿ, ಆ ವ್ಯಕ್ತಿ ತನ್ನ ಸ್ವಶಕ್ತಿಯಿಂದ ಆ ಕಾಯಿಲೆಯನ್ನು ಆತನ ಗುಣಪಡಿಸಲಿಕ್ಕೆ ಆಗುದಿಲ್ಲ. ಈಗ ಜ್ವರ ಬಂದ್ರೆ ನಾವು ನಮ್ಮ ಸ್ವಂತ ಶಕ್ತಿಯಿಂದ, ಸ್ವಂತ ಇಚ್ಛೆಯಿಂದ, ವಿಲ್ ಪವರ್ ಇಂದ ನಾವು ಆ ಜ್ವರವನ್ನು ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ. ಈ ರೀತಿ ಈ ಕಾಯಿಲೆಯನ್ನು ಕೂಡ ಸ್ವಶಕ್ತಿಯಿಂದ, ಸ್ವ ಇಚ್ಛೆಯಿಂದ ಅಥವಾ ವಿಲ್ ಪವರ್ ಇಂದ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ. ಈ ಕಾಯಿಲೆಗೆ ಯಾವುದೇ ಔಷಧೋಪಚಾರ ಇಲ್ಲ, ಮಾತು ಔಷಧಿಯಿಂದ ಇದನ್ನು ಗುಣಪಡಿಸಲಿಕ್ಕೆ. ಈ ಕಾಯಿಲೆ ಮೂರು ಆಯಾಮಗಳಿಂದ ಕೂಡಿದೆ, ಮಾನಸಿಕ, ದೈಹಿಕ ಹಾಗೂ ಆಧ್ಯಾತ್ಮಿಕ ವಿಚಾರಗಳಿಂದ ಕೂಡಿದ್ರಿಂದ ಈ ವ್ಯಕ್ತಿ ಹೊರಗಿನ ಸಹಾಯ ತೆಗೆದುಕೊಳ್ಬೇಕು. ಮುಖ್ಯವಾಗಿ ಇಂತಹ ಸಮಸ್ಯೆಗೆ ಒಳಗಾದ ವ್ಯಕ್ತಿಗೆ ಅಲ್ಕೋಹಾಲಿಕ್ ಎಂಬ ಬಾಂಧವ್ಯ ಒಂದು ಫೆಲೋಶಿಪ್ ಇದೆ. ಈ ಫೆಲೋಶಿಪ್ ಅಲ್ಲಿ ಆ ವ್ಯಕ್ತಿ ಬಂದು ಅಲ್ಲಿ ಅವನು ಬಂದು ಏನು ಮಾಡಬೇಕಾಗಿದೆ ಅವನಿಗೆ ಧೈರ್ಯ ಕೊಡ್ತಾರೆ. ಅವನಿಗೆ ಬುದ್ಧಿವಾದ ಹೇಳುವುದಿಲ್ಲ, ಅವನ ವಿಚಾರಣೆ ಮಾಡಬೇಕು ಅಥವಾ ಆತನಿಗೆ ಏನೋ ಪ್ರಶ್ನೆಗಳನ್ನು ಕೇಳುವುದಿಲ್ಲ. ಕೇವಲ ಅಲ್ಲಿ ಬಂದು ಸೀಮಿತತೆ ಪಡೆದ ಸದಸ್ಯರು ತಮ್ಮ ಅನುಭವ, ಬಲ ಮತ್ತು ಭರವಸೆಯ ಮುಖಾಂತರ ಅವರು ತಮ್ಮ ಅನುಭವಗಳನ್ನು ನೀಡ್ತಾರೆ. ಸರಿಯಾಗಿ ಆಲಿಸಿದೆ, ಅವರು ಪಟ್ಟ ಆ ಬಲ ಮತ್ತು ಭರವಸೆಯನ್ನು ಸ್ವೀಕರಿಸಿದರೆ ಆ ಗುಂಪಿನಲ್ಲಿ ಇರಬೇಕು, ಆತನಿಗೆ ಕುರಿತ ನಿಲ್ಲಿಸಲಿಕ್ಕೆ ಆಗ್ತದೆ. ನಿಲ್ಲಿಸಿದ್ದಾರೆ, ತುಂಬಾ ಮಂದಿ ಇದ್ದಾರೆ. ಇದು ಒಂದು ಏನ್ ಹೇಳ್ತೀವಿ ಬಂಧುಗಳೇ, ನಾವು ಇದನ್ನು ಹೇಳುವಾಗ ಸ್ವಲ್ಪ ಇದು ಏನು ಯಾರಿದ್ದು ಮಾತು ಕೇಳಿ ನನ್ಗೆ ಕುಡಿತ ನಿಲ್ಲಿಸ್ಲಿಕ್ಕೆ ಆಗ್ತದ, ಮಾತು ಕೇಳಿ ಕುಡಿತ ನಿಲ್ಲಿಸುದಲ್ಲ. ನಾವು ಒಂದು ಸಮಸ್ಯೆ ಇಟ್ಟುಕೊಂಡು ಬರುವಾಗ ಅಲ್ಲಿ ಇದರ ಮೊದಲು ಸಮಸ್ಯೆಯನ್ನು ಪರಿಹರಿಸಿಕೊಂಡ ವ್ಯಕ್ತಿಗಳು ನಮಗೆ ಸಹಾಯ ಮಾಡ್ತಾರೆ. ಈಗ ನಾನು ಉದಾಹರಣೆಗೆ ಒಂದು ನಮ್ಮ ವೈದ್ಯರ ತರ ಯಾವುದೇ ನಮ್ಮ ಸಮಸ್ಯೆಯನ್ನು ಹೇಳಿದಾಗ ನಮ್ಗೆ ಕೆಲವು ರೀತಿಯ ಪರಿಹಾರವನ್ನು ಹೇಳ್ತಾರೆ. ಇಲ್ಲಿ ಕೂಡ ಹಾಗೆ, ಅಲ್ಲಿ ಸದಸ್ಯರು, ಇತರೆ ಸದಸ್ಯರು ತಮ್ಮ ಸಮಸ್ಯೆಯನ್ನು ಹೇಗೆ ಬಗೆಹರಿಸಿಕೊಂಡ್ರು ಅದರ ಬಗ್ಗೆ ಅವರು ಅನುಭವ ಕೊಡ್ತಾರೆ. ಮುಖ್ಯವಾಗಿ ಇಲ್ಲಿ ಅವರು ಆ ಗುಂಪಿನಲ್ಲಿ ಒಂದು ಉನ್ನತ ಶಕ್ತಿಯನ್ನು ನಂಬುತ್ತಾರೆ. ಇಲ್ಲಿ ಜಾತಿ, ಧರ್ಮ, ಕುಲ, ಗೋತ್ರ, ರಾಜ್ಯಕ್ಕೆ ಏನಿಲ್ಲ. ಆದರೆ ಈ ಸಭೆಯಲ್ಲಿ ಅವರು ಮೊತ್ತ ಮೊದಲು ಹೇಳ್ತಾರೆ, ನೀವು ನಮ್ಮ ಅನುಭವವನ್ನು ಆಲಿಸು, ನಮ್ಮ ಜೊತೆಗಿರು, ಈ ಗುಂಪಿನಲ್ಲಿ ಇರು. ನಮ್ದು ಒಂದು ಕಾರ್ಯಕ್ರಮ ಇದೆ, ಒಂದು 12 ಮೆಟ್ಟಿಲುಗಳ ಕಾರ್ಯಕ್ರಮ ಇದೆ, 12 ಹಂತಗಳ ಒಂದು ಕಾರ್ಯಕ್ರಮ. ಆ ಹಂತಗಳ ಕಾರ್ಯಕ್ರಮವನ್ನು ನಾನು ಒಂದು ಸುಲಭವಾಗಿ ಹೇಳುದಾದ್ರೆ, ಆ 12 ಹಂತಗಳ ಕಾರ್ಯಕ್ರಮ ಮೂರು ವಿಚಾರಗಳಲ್ಲಿ ಸಂಕ್ಷಿಪ್ತವಾಗಿ ಹೇಳುದಾದ್ರೆ, ಮೊತ್ತ ಮೊದಲು ನಾವು ಒಂದು ಉನ್ನತ ಶಕ್ತಿಯ ಮೇಲೆ ನಂಬಿಕೆ ಇಡುತ್ತೆ. ಅದು ಉನ್ನತ ಶಕ್ತಿ ಯಾವ ಗುಂಪಿಗೆ ನೀನು ಸೇರಿದ್ಯೋ ಆ ಗುಂಪನ್ನೇ ನೀನು ಒಂದು ಉನ್ನತ ಶಕ್ತಿಯನ್ನು ಸ್ವೀಕಾರ ಮಾಡ. ಮಾತ್ರ ಅಲ್ಲ, ಅಲ್ಲಿ ನೀವು ಒಂದು ದೈವಿಕ ಶಕ್ತಿ ನಂಬಬಹುದು, ಒಂದು ದೇವರನ್ನು ನಂಬಿ ದೇವರ ಆ ದೇವರ ಮೇಲೆ ನಾವು ಮುಂದಿಕ್ಕೆ ಇಟ್ಟಿದ್ದೇವೆ. ನಮ್ಮ ನಮಗೊಂದು ಸಮಸ್ಯೆಯಿಂದ ನಾವು ತೊಂದರೆಗೊಳಗಾಗಿದ್ದು, ನಮ್ದು ಪೀಡೆಗೊಳಗಾಗಿದ್ದು, ಇದು ಮಾನಸಿಕ ಪೀಡೆ, ಮಾನಸಿಕ ಒಂದು ತೊಂದರೆಗೊಳಗಾದ ವ್ಯಕ್ತಿಗಳಾದ ನಾವು ಇಟ್ಟುಕೊಂಡು ಸರಿಯಾಗಿ ಅರ್ಥ ಆಗ್ತದೆ. ಏಕೆಂದ್ರೆ ನಮ್ಮ ಮಾನಸ್ಸಿನಲ್ಲಿರುವ ಕುಡಿತದ ಗುಂಗನ್ನು, ಅಬ್ಸೆಷನ್ ಅನ್ನು ಬಹುಶಃ ಆ ಭಗವಂತನೇ ತೆಗಿಬೇಕಾಗ್ತದೆ. ಬಹುಶಃ ಎಲ್ಲ ನಿಜವಾಗಿ ಅವ್ರು ತೆಗಿತಾರೆ, ಮತ್ತೆ ಅದಕ್ಕೆ ಬೇಕಾದಷ್ಟು ಪುರಾವೆಗಳು ಆ ಸಭೆಯಲ್ಲಿವೆ. ಇಂದು ಅಲ್ಕೋಹಾಲಿಕ್ ಅನಾನಿಮಸ್ ಸಭೆ ಕೇವಲ ಇಲ್ಲಿ ಮಾತ್ರ ಅಲ್ಲ, ಇಡೀ ಪ್ರಪಂಚದಾದ್ಯಂತ ನಡೀತದೆ. ಹೆಚ್ಚು ಕಡೆ 1 ಕೋಟಿ ಜನರು ಇದರ ಸದಸ್ಯರಿದ್ದಾರೆ. ಮಾತ್ರ ಅಲ್ಲ, ಅಷ್ಟು ಮಂದಿ ಕೂಡ ಕುಡಿತದಿಂದ ದೂರ ನಿಂತು ಒಂದು ಒಳ್ಳೆ ಬದುಕನ್ನು ಇವತ್ತು ಬದುಕ್ತಾ ಇದ್ದಾರೆ, ಒಂದು ಒಳ್ಳೆ ಜೀವನ ನಡೆಸ್ತಿದ್ದಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನೀನು ಈ ಸಭೆಯನ್ನು ನಮ್ಮ, ಈ ಕಾರ್ಯಕ್ರಮವನ್ನು ನಮ್ಮ, ಅಥವಾ ಒಂದು ಉನ್ನತ ಶಕ್ತಿಯನ್ನು ನಮ್ಮ, ಅಥವಾ ಒಂದು ಭಗವಂತನೇ ಓಕೆ ನಮ್ಮದೇ, ಅವರ ಮೇಲೆ ಒಂದು ವಿಶ್ವಾಸ ಇದೆ. ನಿನ್ನ ಈ ಮಾನಸಿಕ ಕುಡಿತದ ಗುಂಪನ್ನು ಅದು ನಿವಾರಿಸುತ್ತದೆ ಇಲ್ಲಿ ನಂಬಿಕೆ, ಅದು ಮತ್ತೆ ಆಗ್ತದೆ ಬಂದು. ಮತ್ತೆ ಎರಡನೇದಾಗಿ ಅವ್ರು ಹೇಳ್ತಾರೆ ಇನ್ನೊಂದು ವಿಚಾರ, ಬಹಳ ಅಗತ್ಯವಾದ ವಿಚಾರ ಏನೆಂದ್ರೆ, ಒಂದು ಆತ್ಮಾವಲೋಕನ ಮಾಡಿಕೊಡು. ಮಧ್ಯರೋಗಿ ಪಾಪಿ ಅಲ್ಲ, ಮಧ್ಯರೋಗಿಗೆ ಒಂದು ಸಮಸ್ಯೆ ಇದೆ,
ಅಂತ ಎಲ್ಲೂ ಕೆಲವು ತೊಂದರೆಗಳನ್ನು ತನ್ನ ಮೈಯಲ್ಲಿ ಎಳೆದುಕೊಂಡಿದ್ದಾರೆ.

ಏಕೆಂದಿಲ್ಲ, ಅತನಲ್ಲಿ ಕೆಲವು ದೋಷಗಳು ಇವೆ, ಅತನಲ್ಲಿ ಕೆಲವು ನ್ಯೂನತೆಗಳಿವೆ. ಅದು ಅದನ್ನು ಅತನ ಒಪ್ಪಿಕೊಳ್ಳುತ್ತದೆ, ಅತನ ದೋಷಗಳನ್ನು ಅಥವಾ ನ್ಯೂನ ಒಪ್ಪಿಕೊಳ್ಳುತ್ತೆ. ಹೌದು, ನನ್ನಲ್ಲಿ ಈ ರೀತಿ ಕೆಲವು ನ್ಯೂನತೆಗಳಿವೆ, ಇರಬಹುದು ಕೀಳರಿಮೆ, ನಾಚಿಕೆ ಅಥವಾ ದೋಷಗಳ ರೂಪದಲ್ಲಿ ಅಪ್ರಾಮಾಣಿಕತೆ, ಅಹಂಭಾವ ಅಥವಾ ಏನ್ ಹೇಳ್ತೇವೆ ನಾವು ಶ್ರೇಷ್ಠರೆಂದು ನಮ್ಮನ್ನು ನಾವು ಬಣ್ಣಿಸಿಕೊಳ್ಳುವುದು ಅಥವಾ ನಮಗೆ ಯಾರಿಗೆ ಹಂಗಿಲ್ಲ ಅಂತ ಹೇಳಿ ಇಷ್ಟದೆಲ್ಲ ಕೆಲವು ತೊಂದರೆಗಳಿಂದ ಆತನು ಬಳಲುತ್ತಾರೆ. ಅದನ್ನು ಆತನ ಮನಸ್ಸಲ್ಲಿ ಒಪ್ಪಿಕೊಳ್ಳಿಕ್ಕೆ ಇಲ್ಲಿ ಸಹಾಯ ಮಾಡ್ತಾರೆ, ತನ್ನ ಆತ್ಮಾವಲೋಕನವನ್ನೇ ಮಾಡಿಕೊಳ್ಳಿಕ್ಕೆ ಅವರು ಇಲ್ಲಿ ಸಹಾಯ ಮಾಡ್ತಾರೆ. ನಾನು ಯಾವ ರೀತಿ ಹೇಳ್ತೀನಿ, ಒಂದು ಕನ್ನಡಿ ಮುಂದೆ ನಿಂತರೆ ಬಂಧುಗಳೇ ನಾವು ಯಾರಲ್ಲಿ ನಮ್ಗೆ ನೋಡ್ಲಿಕ್ಕೆ, ಅದೇ ರೀತಿ ನಮ್ಮನ್ನು ನಾವು ನೋಡ್ಲಿಕ್ಕೆ ಇಲ್ಲಿ ಒಂದು ನಮ್ಗೆ ಒಂದು ಅವಕಾಶ ಬೇಕು. ಮತ್ತೆ ಕೊನೆಯದಾಗಿ ನನಗೆ ಇಲ್ಲಿ ಏನ್ ಸಿಕ್ಕಿದೆ, ನಾನು ಇವತ್ತು ಚೆನ್ನಾಗಿದ್ದೇನೆ. ಹೌದು, ಚೆನ್ನಾಗಿದ್ದೆ ನಾನು ನಿಜವಾಗಿ, ನಾನೇ ಇವತ್ತ ಒಂದು ಉದಾಹರಣೆ, ನಾನು ಇವತ್ತು ಚೆನ್ನಾಗಿದ್ದೇನೆ. ನನಗಿವತ್ತು ನನಗೆ ಒಂದು ಒಳ್ಳೆ ಜೀವನ ನನಗೆ ಇವತ್ತು ನಡೆಸ್ಲಿಕ್ಕೆ ಆಗ್ತದೆ. ಈ ಅಲ್ಕೋಲಿಕ್ ನಾನು ಇವತ್ತು ಎಂಬ ಬಾಂಧವ್ಯದ ಸಭೆಗಳ ಆಧಾರದಲ್ಲಿ ನನಗೆ ಆಗಿದೆ, ಆದ್ರೆ ಇತರರಿಗೆ ಏಕೆ ಸಾಧ್ಯ? ಖಂಡಿತ ಸರ್, ನನಗೂ ಕೂಡ ದೊಡ್ಡ ಮಟ್ಟದ ಸಮಸ್ಯೆ ಇದ್ದು ನಾನು ಸಮಸ್ಯೆಯಿಂದ ಬಳಲುತ್ತಿದ್ದೆ, ಇವತ್ತು ಚೆನ್ನಾಗಿದ್ದೇನೆ, ಇದು ನಾನೊಂದು ಪುರಾವೆ ಎಂದು ಹೇಳಿ. ಹಾಗೆ ಜೀವಿಸಿ ಬಳಲುವಂತೆ ಯುದ್ಧದಿಂದ ದೂರ ಆಗುದಿಲ್ಲ, ಖಂಡಿತ ಆಗ್ತದೆ. ಖಂಡಿತ ಆಗಿದೆ, ನಾನು ನೋಡಿದ್ದೀನಿ, ನನ್ನ ಕಣ್ಣೆದರುಗಳು ನೋಡಿದ್ದೀನಿ. ಏನೇ ಈ ಸಭೆಗೆ ಬಾಂಧವ್ಯದ ಸಭೆಗೆ ಯಾವುದೇ ರೀತಿ ನಾವು ನಾಚಿಕೆಯಲ್ಲಿ ಬಂದಿದ್ದೀವಿ. ಇಲ್ಲಿ ಎರಡು ವಿಚಾರಗಳಿವೆ, ಒಂದು ಅನಾಮಿಕತೆ ಇದೆ. ಅನಾಮಿಕತೆ ಇದೆ, ಅನಾಮಿಕತೆ ಅಂದ್ರೆ ಇಲ್ಲಿ ಬಂದವರ ಬಗ್ಗೆ ಹೊರಗಡೆ ಯಾರು ಏನ್ ಹೇಳುದು, ಯಾರು ಬಂದಿದ್ದಾರೆ, ಹೇಗೆ ಬಂದಿದ್ದಾರೆ, ಅವ್ರು ಯಾರು, ಹೆಸರು, ವಿಳಾಸ ಅಂತ ಅವ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಹೊರಗಡೆ ಹೇಳುವುದಿಲ್ಲ, ಹೊರಗಡೆ ತಿಳಿಸುವುದಿಲ್ಲ, ಎಂತವ್ರು ಬಂದಿದ್ದಾರೆ ಅಂತ ಹೇಳುವುದಿಲ್ಲ. ಮತ್ತೆ ಕೆಲವು ಬಂಧುಗಳು ಅವರು ನೀಡಿದ ಅನುಭವದ ವಿಚಾರ ಕೆಲವು ಅವರ ಹೆಸರನ್ನು ಹೇಳದೆ ಹೊರಗಡೆ ಹೇಳ್ತಾರೆ, ವಿನಃ ಅವರ ಪರಿಚಯದಿಂದ ಈ ವಿಚಾರ ಹೇಳುವುದಿಲ್ಲ. ಯಾಕೆಂದ್ರೆ ಹೊರಗಡೆ ಹೇಳುವ ಉದ್ದೇಶವೇನೆಂದರೆ ಇನ್ಯಾರಿಗಾದರೂ ಅದ್ರ ಸಹಾಯ ಆಗಲಿ ಅಂದರೆ, ಮತ್ತೆ ಇಲ್ಲಿ ಯಾರೇ ಬರಲಿ ಅವರ ಅನುಮತ್ತನ್ನು ಕಾಪಾಡ್ತಾರೆ ಮಾತ್ರ ಅಲ್ಲ, ಇಲ್ಲಿ ಕೂಡ ಅವರ ವ್ಯಕ್ತಿತ್ವಕ್ಕೆ ಯಾವುದೇ ರೀತಿಯ ತೊಂದರೆ ಬಾರದಿದ್ದಾಗ ಇಲ್ಲಿ ಸದಸ್ಯರು ಇಲ್ಲಿಯ ಗುಂಪು ನಡೆಸಿಕೊಂಡು ಹೋಗ್ತಾರೆ. ಇಲ್ಲಿ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾದ ವಿಚಾರಗಳಿದೆ. ಇದು ನಾಚಿಕೆ ಕೊಡುವ ವಿಚಾರ ಅಲ್ಲ. ನನಗೊಂದು ಕಾಯಿಲೆ ಆದ್ರೆ ನಾನು ಅಲ್ಲಿ ವೈದ್ಯಕೀಯ ತಜ್ಞರಲ್ಲಿ ಹೋಗ್ತೇನೆ, ಔಷಧಿ ತಗೊಳ್ತೇನೆ, ಚಿಕಿತ್ಸೆ ತಗೊಳ್ತೇನೆ. ಇದೇ ರೀತಿ ಇದೊಂದು ಕಾಯಿಲೆ, ಈ ಕಾಯಿಲೆ ಎಲ್ಲರಿಗೆ ಬಾಧ್ಯತರು, ನನಗೆ ಈ ಕಾಯಿಲೆ ಆಗಿದೆ ಅಂದ್ರೆ ನನಗೆ ಅರ್ಥ ಆದ್ರೆ ಖಂಡಿತವಾಗಿ ನಾನು ಯಾವುದೇ ವಿಚಾರವನ್ನು ನಾವು ಲಿಖಿಸದೆ ನನ್ನ ಒಳಿತನ್ನು ಮಾತ್ರ ನೋಡಿ ಕೇಸಿಗೆ ಮಾತ್ರ ಗಮನದಲ್ಲಿ ಇಟ್ಟುಕೊಂಡು ನಾನು ಈ ಸಭೆಯಲ್ಲಿ ಭಾಗವಹಿಸ್ತೇನೆ. ನಾನು ಭಾಗವಹಿಸಿದ್ರೆ ಖಂಡಿತವಾಗಿಯೂ ನಾನು ಚೇತರಿಸ್ತಾನೆ. ಪುನಃ ಹೇಳ್ತೇನೆ ಬಂಧುಗಳೇ, ಇದಕ್ಕೆ ಬೇಕಾದಷ್ಟು ಪುರಾವೆಗಳು, ಬೇಕಾದಷ್ಟು ಉದಾಹರಣೆಗಳು ನಮ್ಮಲ್ಲಿ ಇವೆ. ಆದುದರಿಂದ ನಮ್ಮ ಪರಿಚಯದಲ್ಲಿ ಯಾರಾದರೂ ಈ ರೀತಿಯ ಕುಡಿತದ ಸಮಸ್ಯೆ ಇದ್ರೆ ನಮ್ಮ ಎಲ್ಲಿಯೋ ನೀವು ಈಗ ನನಗೆ ಈ ಕಾರ್ಯಕ್ರಮ ಆಯೋಜಿಸಿದ ವ್ಯಕ್ತಿಗಳು ಹೇಳಿದ ಅವ್ರು ಎಲ್ಲಿ ಗುಂಪುಗಳು ಇವೆ ಅಂತ ಹೇಳ್ತಾರೆ, ಅಲ್ಲಿ ಆ ಗುಂಪುಗಳ ಸಭೆಗಳಿಗೆ ಆ ಮದ್ಯಪಾನದ ಸಮಸ್ಯೆಯಿಂದ ಬಳಲುತ್ತಿರುವ ವ್ಯಕ್ತಿಯನ್ನು ಒಂದು ಆರಂಭದ ಹಂತದಲ್ಲಿ ಕರೆದುಕೊಂಡು ಅವ್ರ ಜೊತೆ ನಾವು ಕುತ್ಕೊಳ್ಳೋಣ. ಏಕೆಂದ್ರೆ ಇದೀಗ ಅವನ ಕುಟುಂಬ ಬಳಲುತ್ತಿದೆ, ನೆನಪಿಟ್ಕೊಳ್ಬೇಕು. ಮದ್ಯಪಾನ ಮಾಡಿದ ವ್ಯಕ್ತಿ ಮಾತ್ರ ಬಳಲುತ್ತಿಲ್ಲ, ಆತನು ತನ್ನ ಕುಟುಂಬದ ಸದಸ್ಯರೊಡನೆ ಅವನಿಗೂ ತೊಂದರೆ, ಹಾಗೆ ಕುಟುಂಬದ ಸದಸ್ಯರು ಕೂಡ ತುಂಬಾ ತೊಂದರೆಗೊಳಗಾಗಿದ್ದಾರೆ. ಆದುದರಿಂದ ನಾವು ಮುಖ್ಯವಾಗಿ ಇವತ್ತೊಂದು ಕೆಲಸ ಮಾಡೋಣ ಏನೆಂದ್ರೆ ನಮ್ಮ ಪರಿಚಯದಲ್ಲಿ ನಮ್ಮ ಗುರುತಿನಲ್ಲಿ ಯಾರಾದರೂ ಕುಡಿತದ ಸಮಸ್ಯೆಯಿಂದ ಬಳಲೋರಿದ್ದರೆ ಅವರಿಗೆ ನಾವು ಈ ಸಭೆಗೆ ಕರೆದುಕೊಂಡು ಹೋಗುವ, ಅವರಿಗೆ ಸಹಾಯ ಮಾಡೋಣ, ಅವರ ಕುಟುಂಬದವರಿಗೆ ಸಹಾಯ ಮಾಡೋಣ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಒಂದು ಅಂದಾಜು ಪ್ರಕಾರ ಸರಿಸುಮಾರು ಒಂದು 500-600 ಗುಂಪುಗಳು ಇವೆ ಅಂತ ಕಾರ್ಯಕ್ರಮಗಳು ನಡೀತದೆ. ಒಂದು ಅಂಕಿಅಂಶಗಳ ಪ್ರಕಾರ ಸಾಧಾರಣ ಒಂದು 10,000 ಮಂದಿ ಇಲ್ಲಿ ಇದ್ದೇವೆ ನಾವು, ಅದು ಸೀಮಿತತೆ ಬದುಕುವರಿದ್ದೇವೆ. ಸೊ ಇದು ದೊಡ್ಡ ನಾಚಿಕೆ ಬಿಡುವಂತ ವಿಚಾರ ಅಲ್ಲ. ಕೆಲವರು ನಮ್ಗೆ ಬೆರಳು ತೋರಿಸಬಹುದು, ಅದು ಮುಖ್ಯ ಅಲ್ಲ. ನಮ್ಗೆ ಇದರಿಂದ ತೊಂದರೆ ಆಗಿದೆ, ನಾವು ಅದರಿಂದ ಮುಕ್ತರ ಅಂತೀವಿ, ನಾವು ಅದರಿಂದ ಹೊರಗೆ ಬರ್ತೀವಿ. ಈ ಉದ್ದೇಶದಿಂದ ಕುಡಿತದಿಂದ ದೂರ ನಿಂತು ಇದರಿಂದ ದೂರ ನಿಲ್ಲಿಕ್ಕೆ ಬೇಕೆ ಬಿದ್ದವರಿಗೆ ಅವ್ರಿಗೆ ಕೂಡ ಸಹಾಯ ಮಾಡಿ ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದರೆ ಖಂಡಿತವಾಗಿ ಬಂದಿದ್ರೆ ನಮ್ಗೊಂದು ಒಳ್ಳೆಯ ಬದುಕು ಸಿಗ್ತದೆ. ಅದಕ್ಕೆ ಪುನಃ ಹೇಳ್ತೇನೆ, ನಾನು ಅದಕ್ಕೊಬ್ಬ ಉದಾಹರಣೆ, ನಾನು ಅದಕ್ಕೆ ಒಂದು ಪುರಾವೆ ಅಂತ ಹೇಳ್ತೇನೆ. ನಾನು ಕೂಡ ಅದೇ ರೀತಿ ಸಮಸ್ಯೆಗೆ ಒಳಗಾದ ಆಗಿದ್ದೀನಿ.
ಅಂದ್ರೆ ಇವತ್ತು ಚೆನ್ನಾಗಿದ್ದೇನೆ,

ಮದ್ಯಪಾನ ಇರಲಿ, ಯಾವುದೇ ರೀತಿ ಅಮಲು ಸೇವನೆ ನಾನು ಸೇವಿಸ ಅಗತ್ಯ ಕೂಡ ಇಲ್ಲ. ಕಾರಣ ಈ ನಮ್ಮ ಈ ಬಾಂಧವ್ಯದಲ್ಲಿ ಬಂಧುಗಳು ಕೊಟ್ಟ ಅನುಭವ, ಬಲ ಭರವಸೆ ಮತ್ತೆ ಈ 12 ಹಂತಗಳ ಕಾರ್ಯಕ್ರಮ, ಬಹುಶಃ ಈ ದಿಸೆಯಲ್ಲಿ ನಾವು ಸ್ವಲ್ಪ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ನನಗೆ ಅವಕಾಶ ಕೊಟ್ಟ ಸ್ನೇಹಿತರಿಗೆ ಧನ್ಯವಾದಗಳು. ಹಾಗೆ ನನ್ನ ಮೊಬೈಲ್ ನಂಬರ್ ಹೇಳ್ತೇನೆ, ನಿಮಗೆ ಬೇಕಾದರೆ ಅದನ್ನು ಉಪಯೋಗಿಸ್ಕೊಳ್ಳಿ. ಅದಕ್ಕೋಸ್ಕರ ಈ ರೀತಿ ಇದೆ, ನನ್ನ ಸಂಖ್ಯೆ 9964820840. ಧನ್ಯವಾದಗಳು. ಅಥವಾ ಈ ಆಯೋಜಕರನ್ನು ಕೂಡ ನೀವು ಸಂಪರ್ಕಿಸಬಹುದು. ಥ್ಯಾಂಕ್ ಯು.

ಕೇಳುಗರೆ, ಇದುವರೆಗೂ ಮುಕ್ತ ವ್ಯಸನ ಬದುಕೊಸನ ಕಾರ್ಯಕ್ರಮದಲ್ಲಿ ಆಲ್ಕೋಹಾಲಿಕ್ ಅನಾನಮಿಸ್ ಒಕ್ಕೂಟ ಹಾಗೂ ಮದ್ಯವರ್ಜನ ಶಿಬಿರ ಕಾರ್ಯಕ್ರಮಗಳು ಕುಡಿತವನ್ನ ಬಿಡಿಸಲು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದರ ಕುರಿತು ಮಂಗಳೂರಿನ ಆಲ್ಕೋಹಾಲಿಕ್ ಅನಾನಮಿಸ್ ಒಕ್ಕೂಟದ ಸದಸ್ಯರಾದ ಶ್ರೀಯುತ ಗಣೇಶ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೇನೆ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು, ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸೆಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
4: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ. ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
5: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
4: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
5: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
4: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
5: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
4: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
5: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಮ್ಮೂರು ಸರಗೂರು ಪಟ್ಟಣದ 9ನೇ ವಾರ್ಡಿನ ಸ್ಥಿತಿಗತಿ, ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಪ್ರಸ್ತುತ ದಿನಗಳಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಸರಗೂರು ಪಟ್ಟಣ ಪಂಚಾಯಿತಿಯ ಪ್ರಸಕ್ತ 9ನೇ ವಾರ್ಡಿನ ಚುನಾಯಿತ ಸದಸ್ಯರಾದ ಶ್ರೋತಾ ಶ್ರೀನಿವಾಸ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
6: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
7: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
6: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
7: ಹಾಗೂ ಭಾನುವಾರ ಸಂಜೆ 6:50
6: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
8: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಒಂದು ಮುಖ್ಯವಾದ ವಿಷಯದ ಕುರಿತು ಮಾತನಾಡುತ್ತಿದ್ದೇವೆ. ಆ ವಿಷಯ ಏನೆಂದರೆ ವಾರ್ಡಿನ ಅಭಿವೃದ್ಧಿ ಮತ್ತು ಸಾರ್ವಜನಿಕರ ಪಾತ್ರ. ವಾರ್ಡು ಎಂದರೇನು, ಅಲ್ಲಿ ಏನೇನೆಲ್ಲ ಸೌಲಭ್ಯಗಳಿರಬೇಕು, ನೈರ್ಮಲ್ಯವನ್ನು ಯಾವ ರೀತಿ ನಿರ್ವಹಿಸಬೇಕು, ವಾರ್ಡಿನ ಅಭಿವೃದ್ಧಿಯಲ್ಲಿ ನಿವಾಸಿಗರ ಪಾತ್ರ ಎಂತಹದ್ದು ಎಂಬ ಹಲವಾರು ವಿಷಯಗಳ ಕುರಿತು ಮಾತನಾಡಲು ಹಾಗೂ ತಮ್ಮ ಅನಿಸಿಕೆಯನ್ನು ಒಂದಷ್ಟು ವಿಚಾರಗಳೊಂದಿಗೆ ಹಂಚಿಕೊಳ್ಳಲು ಈ ದಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ಪಟ್ಟಣದ 9ನೇ ವಾರ್ಡಿನ ಚುನಾಯಿತ ಸದಸ್ಯರಾದ ಶ್ರೀಯುತ ಶ್ರೀನಿವಾಸರವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚಿಸೋಣ. ಸರ್, ಪ್ರಥಮವಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
9: ಥ್ಯಾಂಕ್ ಯು.

0: ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರುಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
1: ನನ್ನ ಹೆಸರು ಶ್ರೀನಿವಾಸ್ ಅಂತ, ಸರ್ದೂರು ಪಟ್ಟಣ ಪಂಚಾಯಿತಿ ಸದಸ್ಯರು, 9ನೇ ವಾರ್ಡಿನ 3 ಬಾರಿ ಸದಸ್ಯರು, ಮತ್ತೆ ಒಂದ್ಸಲಿ ನಮ್ಮ ಮಿಸಸ್ಸು ಪಟ್ಟಣ ಪಂಚಾಯಿತಿ ಮೆಂಬರ್ ಆಗಿ ಅಧ್ಯಕ್ಷರಾಗಿ, ಆ ಸಂದರ್ಭದಲ್ಲಿ ಅವ್ರ ಕೈಲಿ ಆದಂತಹ ಕೆಲಸ ಕಾರ್ಯಗಳನ್ನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಜನಗಳಿಗೆ ಮೆಚ್ಚುವಂತ ಕೆಲಸಗಳನ್ನ ನಮ್ಮ ಮಿಸಸ್ ಅಧ್ಯಕ್ಷರಾದಂತ ಸಂದರ್ಭದಲ್ಲಿ, ಶ್ರೀಮತಿ ಪದ್ಮಾ ಅವರು ಅಧ್ಯಕ್ಷರಾದ ಸಂದರ್ಭದಲ್ಲಿ ಜನಗಳಿಗೆ ಏನು ಮೂಲಭೂತ ಸೌಕರ್ಯಗಳು ಕೊಡಬೇಕಾಯ್ತು. 2004ರಿಂದ ಮಾನ್ಯ ಮಾಜಿ ಮಂತ್ರಿಗಳಾದಂಥ ಎಂ ಶಿವಣ್ಣ ಅವರು ಸೈಟ್ ವಿತರಣೆ ಮಾಡಬೇಕು ಅಂತ ಅವ್ರ ಸಂದರ್ಭದಲ್ಲಿ ಸೈಟ್ ಮಾಡೋರು. ಚಿಕ್ಕಣ್ಣ ಸಾಹೇಬರು MLA ಆದಂಥ ಸಂದರ್ಭದಲ್ಲಿ ಅವರು ಕೂಡ ಸೈಟ್ನ ಬೇಗ ಹಚ್ಚಬೇಕು ಅಂತ ಸಂದರ್ಭ ಬಂತು. ಹಾಗೂ ಕೂಡ ಅವರು ಮತ್ತು ಸನ್ಮಾನ್ಯ ದಿವಂಗತ ಚಿಕ್ಕಮಾಧು ಸಾಹೇಬರು, ಅವರು ಆರ್ ಧ್ರುವಣ್ಣ ಸಾಹೇಬರು MP ಆಗಿದ್ದ ಸಂದರ್ಭದಲ್ಲಿ, ಆ ಸಂದರ್ಭ ನಮ್ಮ ಮಿಸಸ್ ಅಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲಿ 216 ಸೈಟ್ಗಳು
0: 216 ಸೈಟ್ಗಳನ್ನ
1: ಕಡು ಬಡವರಿಗೆ ಕೊಡಬೇಕು ಅಂತ ಸಂದರ್ಭದಲ್ಲಿ, ಪ್ರಥಮ ಬಾರಿಗೆ ನಮ್ಮ ಮಿಸಸ್ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ನಾವು ಎಲ್ಲ ಮೆಂಬರ್ಸ್ಗಳು, ಆಗ ಚುನಾಯಿತಿ ಆಗಿದ್ದಂಥ ಪ್ರತಿನಿಧಿಗಳಾಗಿದ್ದಂಥ ಸಂದರ್ಭದಲ್ಲಿ ಅವರೆಲ್ಲ ಒಗ್ಗಟ್ಟಾಗಿ, ಮತ್ತು ನಮ್ಮ ಅಧಿಕಾರಿ ವರ್ಗದವರು ಮತ್ತು ಎಲ್ಲ ಸೇರಿ ಕಡು ಬಡವರಿಗೆ ಒಂದು 216 ಸೈಟ್ನ ನಮ್ಮ ಅಧ್ಯಕ್ಷತೆಯಲ್ಲಿ ಕಡು ಬಡವರಿಗೆ ಕೊಟ್ಟಿದ್ದೀನಿ.
0: ಅಂದ್ರೆ ಸರಗೂರಿನಲ್ಲಿ ವಾಸ ಮಾಡ್ತಾ ಇರುವಂತಹ ಕಡು ಬಡವರಿಗೆ ನಿಮ್ಮ ಶ್ರೀಮತಿಯವರು ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಸುಮಾರು 216 ಸೈಟ್ಗಳನ್ನ ನೀಡಿ ಅವ್ರಿಗೆ ಮನೆಗಳನ್ನ ಕಟ್ಕೊಳ್ಳೋದಕ್ಕೆ ಸಹಾಯ ಆಗೋ ರೀತಿಯಲ್ಲಿ ಒಂದಷ್ಟು ಕೆಲಸಗಳನ್ನ ಆ ದಿನಗಳಲ್ಲೇ ಮಾಡಿದ್ದೀರಾ. ಸರ್, ಈಗ ಪ್ರಸ್ತುತ ಸರಗೂರಿನ ಒಂದು ಪ್ರಸ್ತುತ ವಾರ್ಡ್ಗಳ ಸ್ಥಿತಿಗತಿ ಹೇಗಿದೆ?
1: ವಾರ್ಡ್ ಅಲ್ಲಿ ಪ್ರತಿಯೊಬ್ಬರು ಚುನಾಯಿತ ಪ್ರತಿನಿಧಿಗಳಿದ್ದಾರೆ, 1 ರಿಂದ 12 ವರೆಗೆ ಒಳ್ಳೆ ಕೆಲಸ ಕಾರ್ಯಗಳು ಮಾಡುವಂತ ಕೌನ್ಸಿಲರ್ಗಳಿದ್ದಾರೆ. ಯಾಕಂದ್ರೆ ಅದು ಪ್ರತಿಯೊಬ್ಬರಿಗೂ ಕೂಡ ವಾರ್ಡ್ನ ಚುನಾಯಿತ ಪ್ರತಿನಿಧಿನ ಯಾಕೆ ಮಾಡ್ತಾರೆ ಅಂತಂದ್ರೆ, ನನ್ನ ಕಡೆಯಿಂದ ಜನಗಳಿಗೆ ಒಳ್ಳೇದಾಗಬೇಕು, ಜನ ನನ್ನನ್ನು ನಂಬಿ ಆರಿಸಿ ಕಳಿಸಿದ ಮೇಲೆ ಅವ್ರಿಗೆ ಆಗೋಂಥ ಕೆಲಸ ಕಾರ್ಯಗಳು. ಇವತ್ತು ಯಾರು ನನಗೆ ಊಟಕ್ಕೆ ಕಾಸು ಕೊಡು ಇನ್ನೊಂದು ಕೊಡು ಅಂತ ಕೇಳೋಂಥ ಸಂದರ್ಭ, ಅವ್ರಿಗೆ ಬೇಕಾಗಿರೋದು ಏನಂತಂದ್ರೆ 4 ಲೈಟು, ಇನ್ನೊಂದು ನೀರು, ಇನ್ನೊಂದು ಸ್ವಚ್ಛತೆ, ಮೂಲಭೂತ ಸೌಕರ್ಯಗಳು ಇನ್ನೇನಿದೆ ಆ ಥರದನ್ನ ಜನ ಕೇಳ್ತಾರೆ. ಅಷ್ಟು ಬಿಟ್ರೆ ಜನ ನನಗೆ ಇನ್ನೇನು ಬೇಕು ಅಂತ ಕೇಳೋದಿಲ್ಲ.
0: ಖಂಡಿತ.
1: ಅದರಿಂದ ಅವರು ಏನು ಹೇಳ್ತಾರೆ, ನಾನೊಬ್ಬ ಸೇವಕನಾಗಿ ನಾನು ಅವ್ರು ಏನು ಕೆಲಸ ಹೇಳ್ತಾರೆ ಆ ಕೆಲಸನ ಆವಾಗ್ಲಿಂದ ಕೂಡ ಮಾಡ್ತಿದ್ರಿ, ಮುಂದಕ್ಕೂ ಮಾಡ್ತೀನಿ, ಮಾಡ್ಕೊಂಡು ಹೋಗ್ತಿದ್ರಿ. ಆದ್ರಿಂದ ವಾರ್ಡಲ್ಲಿ ಆಗ್ಬೇಕಾದಂಥ ಕೆಲಸ ಕಾರ್ಯಗಳು ನನ್ನಲ್ಲಿ ಏನು ಮಾಡ್ಬೋದು ಅನ್ಸುತ್ತೆ ಆ ಥರ ನನ್ನ ವಾರ್ಡಲ್ಲಿ ಬೆಳಗ್ಗೆ ಒಂದ್ಸಲಿ 9 ಗಂಟೆಗೆ ಹೋಗ್ತೀನಿ, ಎಲ್ಲರನ್ನೂ ಮಾತಾಡಿಸ್ತೀನಿ. ಏನಾರ ಅಲ್ಲಿ ನೀರಿನ ಸೌಲಭ್ಯಗಳು ಏನು ಬರ್ತಾ ಇಲ್ಲ ಅಂತಂದ್ರೆ ಫೋನ್ ಮಾಡಿದಂಥ ಸಂದರ್ಲಿ ಅಟೆಂಡ್ ಮಾಡಿ, ನಾನು ಅಟೆಂಡ್ ಮಾಡಿದ್ರೆ ನಮ್ಮ ಮಿಸಸ್ ಅಟೆಂಡ್ ಮಾಡ್ತಾರೆ. ನೀರು ತಿರ್ಗಾ ಮಧ್ಯಾಹ್ನ ಒಂದ್ಸಲ ಹೋಗ್ತೀನಿ, ತಿರ್ಗಾ ಸಾಯಂಕಾಲ ಲೈಟ್ಗಳು ನೋಡಕ್ ಹೋಗ್ತೀನಿ, ಎಲ್ಲರೂ ಲೈಟ್ ಆಫ್ ಆಗಿದೆಯಾ ಏನು ಅಂತ, ಲೈಟ್ ಅಂದ್ರೆ ಆಫ್ ಆಯ್ತು, ಇಂಥ ಕಂಬ ಲೈಟ್ ಆಫ್ ಆಗಿದೆ ಅಂತ ಹೋಗಿ ನಮ್ಮ ಮುಖ್ಯಾಧಿಕಾರಿಗಳಿಗೆ ತಿಳಿಸ್ತೀನಿ. ಆ ಸಂದರ್ಭದಲ್ಲಿ ಅವ್ರು ಬರ್ಕೊಂಡಿರ್ತಾರೆ, ನಮ್ಮ ಲೈಟ್ ಹಾಕಂತ ಒಬ್ಬ ಹುಡುಗ ಇದ್ದಾನೆ, ಅವ್ನು ಹೇಳಿದ ತಕ್ಷಣ ಅವನು ವಾರ್ಡ್ನ ಒಂದ್ ದಿನ 2 ದಿನ ಹೆಚ್ಚು ಕಮ್ಮಿ ಆಗ್ಬೋದು, ಆದ್ರೆ ಅದು ಲೈಟ್ನ ಬಗೆಹರಿಸ್ತಾರೆ.
0: ಮುಂದಿನ 2 ದಿನದಲ್ಲೇ ಏನ್ ಸಮಸ್ಯೆಗಳಿರುತ್ತೆ, ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಸಂಪೂರ್ಣವಾಗಿ ನೀವು ಮತ್ತೆ ನಿಮ್ಮ ಶ್ರೀಮತಿಯವರು ಒಂದು ಜನಗಳಿಗೆ ಏನ್ ಸೌಕರ್ಯಗಳು ಬೇಕು ಅದನ್ನ ಒದಗಿಸ್ಕೊಂಡು ಹೋಗ್ತಾ ಇದ್ದೀರಾ. ಮುಂಚೆ ಸರಗೂರಿನಲ್ಲಿ ವಾರ್ಡ್ಗಳ ಸ್ಥಿತಿಗತಿ ಹೇಗಿತ್ತು ಅನ್ನೋದನ್ನ ಸ್ವಲ್ಪ ತಿಳಿಸಿ.
1: ಮುಂದೆ ಬಾರಿ ಅವಾಗ್ಲೆಲ್ಲ ಸ್ವಲ್ಪ ಕಷ್ಟ ಇತ್ತು, ಆ ನೀರಿಂದೆಲ್ಲ ನೀರದಾಗ್ಬೋದು, ಕಸ ಎತ್ತದಾಗ್ಬೋದು. ಈಗ ಮುಂದಕ್ಕೆ ಹೋಗ್ತಾ ಇದೆ ಎಲ್ಲ, ಅದೆಲ್ಲ ಸರ್ಕಾರದಿಂದ ಬರೋಂಥ ಕೆಲಸ ಕಾರ್ಯಗಳು ಯಾವುದು. ಈಗ ನಮಗೆ ಮೊದಲು ಮನೆ ಮನೆ ಕಸ ಅಂತ ಗಾಡಿ ಇರಲಿಲ್ಲ, MLA ಸಾಹೇಬ್ರ ಗಮನಕ್ಕೆ ತಂದು ನಾವು ರೆಜಿಲೇಷನ್ ಮಾಡೋದು. ಆ ಸಂದರ್ಭದಲ್ಲಿ ಎಲ್ಲ ಒಂದು 5 ಗಾಡಿ ಬಂದಿದೆ, ಬೆಳಿಗ್ಗೆ ಮಿನಿಮಮ್ 6:30-7 ಗಂಟೆಗೆ ನಮ್ಮ ಡ್ರೈವರ್ಸ್ಗಳು ತುಂಬ ಒಳ್ಳೆ ಹುಡುಗರು, ಮನೆ ಮನೆಗೆ ಒಬ್ರಿಗೂ ತೊಂದರೆ ಕೊಡದ ರೀತಿಯಲ್ಲಿ ಕಸನ ಅವರೇ ನಿಂತು ಕಸ ಹಾಕಿಸ್ಕೊತಾರೆ. ಒಣಕಸ ಬೇರೆ, ಹಸಿ ಕಸ ಬೇರೆ, ಅದನ್ನ ನಾವು ಇವತ್ತು ಏನ್ ಮಾಡ್ಬೇಕು ಅಂದ್ರೆ 2004 ಫಸ್ಟ್ ನಾವು ಗೆದ್ದಂತ ಸಂದರ್ಭ ನಮ್ಗೆ ಕಸ ಹಾಕಕ್ ಜಾಗ ಇರಲಿಲ್ಲ, ಎಲ್ಲ ಚಾನಲ್ ಸೈಡ್ ಆಗ್ತದ, ಅಲ್ಲಿಂದ ಊರ್ಲಿ ಬಂದಂತ ಕಸನ ಎತ್ಕೊಂಡ್ಬಂದು ಚಾನಲ್ ಮೇಲೆ ಸುರಿತದ.
0: ಆ
1: ಸಂದರ್ಭದಲ್ಲಿ ನಾವು ಫಸ್ಟ್ ಕೌನ್ಸಿಲ್ ಆಗುವಂತ ಸಂದರ್ಭದಲ್ಲಿ ನಾಗರಾಜು ಕೌನ್ಸಿಲರ್ ಇದ್ರು, ಅವರು 5ನೇ ವಾರ್ಡಿನ ಗೆದ್ದಿದ್ರು. ಅವರು ಮತ್ತೆ ಅವಾಗ ಗೆದ್ದಂತ ನಾವು ಸದಸ್ಯರು ಮೋಹನಣ್ಣ ಆಗ್ಬೋದು, ಪ್ರತಿಯೊಬ್ಬರು ನಮ್ಮ ಜೊತೆಲಿ ಗೆದ್ದಂತ SN ನಾಗರಾಜು ಅಂತ ಇದ್ರು, ಮಂಜಣ್ಣ ಅಂತಂದಿದ್ರು, ಅವರೆಲ್ಲ ಗೆದ್ದಂತ ಸಂದರ್ಭದಲ್ಲಿ ಇಲ್ಲಿ ಒಂದು 3 ಎಕರೆ 3.5 ಎಕರೆನ ಒಬ್ರು ಮುಸ್ಲಿಮ್ಸ್ ಅವ್ರ ಜಾಗ ಅದು, ಅವ್ರ ಪ್ರಾಬ್ಲಮ್ ಇತ್ತು, ಆ ಸಂದರ್ಭದಲ್ಲಿ ಜಾಗ ಕೊಟ್ಬಿಡ್ತೀನಿ ಅಂದ್ರು. ಆ ಜಾಗ ನಾವೆಲ್ಲ ಓಡಾಡಿ ಜಾಗ ತೆಗೆದು ಇವತ್ತು ಅದೊಂದು ಕಸ ಸುರಿಯಕ್ಕೆ ಒಳ್ಳೆ ಸ್ಥಳ ಆಯ್ತು,
0: ಒಂದು ಡಂಪಿಂಗ್ ಯಾರ್ಡ್ ಆಗಿದೆ.
1: ಇಲ್ಲ ಅಂತಂದ್ರೆ ಮಾತ್ರ ನಾವು ಇನ್ನೂ ಚಾನಲ್ ಮೇಲೆ ಸುರ್ಕೊಂಡು ಹೋಗ್ಬೋದಿತ್ತು. ಇದ್ರ ಮುಂದಕ್ಕೆ ಭಾರಿ ಕಷ್ಟ, ಸರಗೂರ್ ತಾಲೂಕಿಗೆ ನಾವು ಕಸ ಸುರಿಯಕ್ಕೆ ಜಾಗನೇ ಇರಲಿಲ್ಲ. ಅದೊಂದು ಒಳ್ಳೆ ಕೆಲಸ ಮಾಡಿದ್ರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅವ್ರಿಗೆ ಕೃತಜ್ಞತೆ ಹೇಳೋದು.

0: ಯಾಕಂದ್ರೆ ಜಾಗ ಕೊಟ್ಟು ಇವತ್ತು ಅದು ಕೋಟ್ಯಾಂತರ ರೂಪಾಯಿ ಆಯ್ತದೆ, ಅವತ್ತು ಪಾಪ ಅವ್ರು ಕಮ್ಮಿಲಿ ಕೊಟ್ರು ನಮ್ಗೆ, ಅಲ್ಲಿ ಇಲ್ಲಿ ಸುರಿತಾರೆ ನೋಡ್ರು. ಒಳ್ಳೆ ಕೆಲಸಗಳು ಆಗಿದೆ ಆಗ ಸ್ವಲ್ಪ ಕಷ್ಟ ಆಯ್ತು, ಇವಾಗ ಎಲ್ಲಾನು ಮುಂದಕ್ಕೆ ಒಳ್ಳೊಳ್ಳೆ ಕೆಲಸ ಆಗ್ಬೇಕು ಅಂತ ಎಲ್ಲ ಸಹಕರಿಸ್ತೇವೆ, ಕೆಲಸಗಳು ಆಗ್ತಿದೆ ಸರ್. ಅವಾಗ ಸ್ವಲ್ಪ ಅನುದಾನ ಕಮ್ಮಿ ಇತ್ತು, ಸ್ವಲ್ಪ ಇವಾಗ ವಾರ್ಡ್ಗಳಲ್ಲಿ ಪ್ರತಿಯೊಂದು ರೋಡ್ಸ್ ಆಗ್ಬೋದು, ಡ್ರೈನೇಜ್ ಆಗ್ಬೋದು, ಎಲ್ಲ ಕೆಲಸಗಳು ಆಲ್ಮೋಸ್ಟ್ ಒಂದು 70% ಮುಗಿದಿದೆ. ಈಗಲೂ ಅಷ್ಟೇ ಸನ್ಮಾನ್ಯ ನಮ್ಮ ಜನನಾಯಕರಾದಂಥ ಅನಿಲ್ ಚಿಕ್ಕಮದ ಸಾಹೇಬರು, ಸರ್ ಹಿಂಗೆ ನಮ್ಮ ವಾರ್ಡ್ಗಳಲ್ಲಿ ಸ್ವಲ್ಪ ತುಂಬ ತೊಂದರೆ ಇದೆ ಸರ್, ವಾರ್ಡ್ಗಳ ಮೇನ್ ರೋಡ್ ಸೆಕೆಂಡ್ ಮೇನ್ ರೋಡ್ ಸ್ವಲ್ಪ ಭಾರಿ ಪ್ರಾಬ್ಲಮ್ ಇದೆ. ಆಯಿತು ಬಿಡೋಣ ಮಾಡೋಣ ಅದಕ್ಕೆ ಯಾಕೆ ಅಂತ ಒಂದು 2-3 ಮೀಟಿಂಗ್ ಕದ್ರು. ಆ ಸಂದರ್ಭದಲ್ಲಿ ಒಂದಿನ ಅವರೇ ಡೇಟ್ ಕೊಟ್ಟರು, ಎಲ್ಲಿದ್ದೀರಾ ಅಂತಂತಂದ ನಮ್ಮ ಅವ್ರ ಪಿ ಆದಂಥ ಮಂಜಣ್ಣ ಅವರು ಫೋನ್ ಮಾಡಿದ್ರು, ಸಿನಿಮಾಸ್ ಎಲ್ಲಿದ್ದೀರಾ, ಹಿಂಗೆ ಸರ್ಗೂರು ಬರ್ತಾ ಇದ್ದೀನಿ, ಸಾಹೇಬ್ರು ಕಳಿಸಿದ್ರು ಅಂತ. ಏನಣ್ಣ ಅಂತಂದೆ, ಒಂದು 2,25,00,000 ದುಡ್ಡು ಸ್ಯಾಂಕ್ಷನ್ ಆಗಿದೆ ಸರ್ಗೂರಿಗೆ, ಯಾವ್ಯಾವ್ದು ರೋಡ್ಗಳು ತುಂಬ ತೊಂದರೆ ಇದೆ ಆ ರೋಡ್ಗಳ್ಸ್ನೆಲ್ಲ ರೆಡಿ ಮಾಡಿಸ್ಬೇಕು ಅಂತ ಸಾಹೇಬ್ರು ಹೇಳಿದ್ದಾರೆ ಅಂತ. ಆಗ ಫಸ್ಟ್ ಸಾಹೇಬ್ರಿಗೊಂದು ಫೋನ್ ಬೇ, ಸರ್ ನಾವು ಒಂದು ಮಾತು ನಿಮ್ಗೆ ಹೇಳ್ದೊ, ಹೇಳಿದ ತಕ್ಷಣ ನೀವು ಸರ್ಗೂರಿಗೆ 2,25,00,000 ದುಡ್ಡು ಆಗಿದೆ, ತುಂಬ ಧನ್ಯವಾದಗಳು ಸರ್, ನಮ್ಮ ಸರ್ಗೂರ್ ಜನತೆ ಪರವಾಗಿ ನಿಮ್ಗೆ ತುಂಬ ಧನ್ಯವಾದಗಳು ಅಂತಂದು. ಅವಾಗ ಅದು ಏನೇನಿದೆ, ಎಲ್ಲೆಲ್ಲಿ ಯಾವ್ದು ಇದೆ, ನಂಗೆ ಬೇಕಾಗಿದ್ದೇನೆ ಸೆಕೆಂಡ್ ಮ್ಯಾನ್ ರೋಡ್.
1: ಹೌದು,
0: ದಿನ ಜನಗಳು ಯಾವಪ್ಪ ರೋಡ್ ರೆಡಿ ಮಾಡಿಸೋದು, ಯಾವಪ್ಪ ರೋಡ್ ರೆಡಿ ಮಾಡಿಸೋದು ಅಂತ ಕೇಳ್ತಿದ್ರು. ಇವತ್ತು ಅದಕ್ಕೆ ಒಟ್ಟು 9th ವಾರ್ಡು ಮತ್ತೆ ಅದು ನನಗೆ 9th ವಾರ್ಡ್ಗೆ ಸೇರುತ್ತೆ, ಒಟ್ಟು ಟೋಟಲ್ 1,05,00,000 ನಮ್ಮ ವಾರ್ಡ್ಗೆ ಹಾಕಿದ್ದಾರೆ. ಮಾವೀರ ಸರ್ಕಲ್ ಇಂದ ಇಲ್ಲಿ ಸಂತಮಸ್ತಿಗೆ 70,00,000, ನಮ್ಮ 9th ವಾರ್ಡ್ಗೆ 35,00,000 ಹಾಕ್ಸಿದ್ವಿ. ಅದು ಆಟೋಮೆಟಿಕ್ ಆಗಿ ಕೆಲಸ ಸ್ಟಾರ್ಟ್ ಆಗಿದೆ, ಕೆಲಸ ನಡೀತಾ ಇದೆ. ಈಗ ನಾಳೆಯಿಂದ ಮಾವೀರ ಸರ್ಕಲ್ ಇಂದ ಜೆ ಸಿ ಬಿ ಬಂದು ಅದೆಲ್ಲ ಹೊಡಿತದೆ, ಅದು ಕೆಲಸ ಸ್ಟಾರ್ಟ್ ಆಯ್ತದೆ, ಅದೊಂದು ಆಗೋಯ್ತು. ಫಸ್ಟ್ ಮೇನ್ ರೋಡು ಕೂಡ ಕೆಲಸ ಒಳ್ಳೆ ರೋಡ್ ಆಗಿತ್ತು, ಅದು ಎಮ್ ಎಲ್ ಅವರು 1 crore ಎಷ್ಟು ಕೆಲಸ ಕೊಟ್ಟು ಅದು ದುಡ್ಡು ಕೊಟ್ಟು ಅದು ಕೆಲಸ ಮಾಡಿದ್ರು. ಎಜೆಎಂಎಲ್ ಬರ್ತಲ್ಲ ಆ ಸಂದರ್ಭದಲ್ಲಿ, ಈ ಗೊತ್ತಲ್ಲ ನಿಮ್ಗೆ ನಲ್ಲಿ ಕೆಲಸ ಮಾಡ್ಕೊಂಡು ಅದೆಲ್ಲ ಓಪನ್ ಮಾಡ್ತಾರೆ, ತಿರ್ಗಾ ಅವ್ರು ಮಾಡಿದ್ರು ಫಸ್ಟ್ ಇದ್ರ ಸ್ಥಿತಿಗತಿ
1: ಬರೋದಿಲ್ಲ,
0: ಯಾಕಂದ್ರೆ ಫಸ್ಟ್ ಮಾಡೋದಕ್ಕೆ ಸೆಕೆಂಡ್ಸ್ ಅಲ್ಲಿ ಪ್ಯಾಚ್ ಮಾಡೋದಕ್ಕೆ
1: ವ್ಯತ್ಯಾಸಗಳಾಯ್ತದೆ.
0: ಯಾಕಂದ್ರೆ ಒಂದ್ ರೋಡ್ ಅವಾಗ ಫಸ್ಟ್ ಮಾಡೋದ್ರಿಂದ ಒಂದೇ ಲೆವೆಲ್ ತಂದಿರ್ತಾರೆ, ಆ ಸೆಕೆಂಡ್ಸ್ ಅಲ್ಲಿ ತಂದಾಗ ಅವ್ರು ಬರೀ ಪ್ಯಾಚಿಂಗ್ ಆದಾಗ ಏನಾಯ್ತದೆ, ಮಣ್ಣು ಕೆಳಕಿಳಿದಾಗ ಏನಾಯ್ತದೆ, ಸ್ವಲ್ಪ ಇದು ಹೈಟ್ ಆಯ್ತದೆ, ಇದು ಡೌನ್ ಆಯ್ತದೆ. ಅದರಿಂದ 2 ರೋಡ್ ಕಂಪ್ಲೀಟ್ ಆಯ್ತದೆ. ಇಸಲಿ ಮೊನ್ನೆ ಶಾಸಕರು ಇದನ್ನ ದುಡ್ಡು ಕೊಟ್ಟಿದ್ದಾರೆ, ಕೆಲಸ ಇದು ಸೆಕೆಂಡ್ ಮೀಟರ್ ಕೂಡ ಮುಗೀತದೆ ಸರ್.
1: ಸರ್, ಈಗ ಪ್ರಸ್ತುತ ತಮ್ಮ ವಾರ್ಡ್ಗಳ ಸ್ಥಿತಿ ಹೇಗಿತ್ತು ಅಂತ ತಿಳಿಸಿದ್ರಿ. ಈಗ ಸುಮಾರು ಒಂದು 3 ಜನರ ಅವಧಿಯಲ್ಲಿ ಈ ಆಗಿನ ಒಂದು ರಸ್ತೆಗಳಾಗಿರ್ಬೋದು, ಚರಂಡಿ ವ್ಯವಸ್ಥೆಗಳಾಗಿರ್ಬೋದು, ಒಂದಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ಪ್ರಸ್ತುತ ಈಗ ತಮ್ಮ ವಾರ್ಡ್ ಯಾವ ರೀತಿ ಇದೆ, ತಮ್ಮ ವಾರ್ಡ್ನಲ್ಲಿ ಇನ್ನು ಏನೆಲ್ಲ ಸಮಸ್ಯೆಗಳು ಕಾಡ್ತಾ ಇದೆ, ಸ್ಥಿತಿಗತಿ ಈಗ ಎಷ್ಟು ಸುಧಾರಿಸಿದೆ, ಜೊತೆಗೆ ಏನೆಲ್ಲ ಆಗಬೇಕು ಮುಂದಿನ ದಿನಗಳಲ್ಲಿ, ಅದ್ರ ಬಗ್ಗೆ ಹೇಳೋದಾದ್ರೆ.
0: ನನ್ನ ವಾರ್ಡಲ್ಲಿ ಡ್ರೈನೇಜ್ ಎಲ್ಲ ಮುಗಿದಿದೆ ಸರ್, ರೋಡ್ಸ್ ಈಗ ಒಂದು ನಾ ಹೇಳದ್ನಲ್ಲ ಈಗ ರೋಡ್ಸು ಮುಗಿದಿದೆ. ಈಗ ಒಂದು ಅದೊಂದು ದೊಡ್ಡ ರೋಡ್, ನನಗೆ ಎಸ್ ಐ ಬಸವನಾಯಕರ ಮನೆಯಿಂದ ಚಿಕ್ಕ ಚೆನ್ನಾಯಕರ ಮನೆಯವರೆಗೆ ಒಂದು ರೋಡ್ ಆಗಬೇಕಾಯ್ತು, ಅದು ನಾನು ಹೇಳದ್ನಲ್ಲ ಅದೊಂದು ಕೆಲಸ ಆಗಬೇಕಾಯ್ತು. ನಾನು 2 ಡಾಂಬರ್ ಮಾಡಿಸ್ತಾ ಇದ್ದು, ಡಾಂಬರ್ ನಿಲ್ಲೇ ಇಲ್ಲ. ಈಗೇನ್ ಮಾಡಿದೆ ಅದು ಅಲ್ಲಿ ಇಲ್ಲಿ ಹಾಕೋದ್ಬೇಡ ಅಂತ ಅಂದ್ಬಿಟ್ಟು 35,00,000 ಟೋಟಲ್ ಕಾಂಕ್ರೀಟ್ ರಸ್ತೆಗೆ ಹಾಕ್ಬಿಟ್ಟೆ ಆ ರೋಡ್ ಪೂರ್ತಿ. ಎಸ್ ಐ ಬಸವನಾಯಕರ ಮನೆಯಿಂದ ಚಿಕ್ಕ ಚೆನ್ನಾಯಕರ ಮನೆಯವರೆಗೆ ಡ್ರೈನ್ ಟು ಡ್ರೈನ್ ಮಧ್ಯದಲ್ಲಿ 5 meter ಡ್ರೈನ್ ರೋಡ್ಸ್ ಮಾಡಿಸ್ತಾ ಇಲ್ಲ ನಾನು, ಈ ಡ್ರೈನ್ ಇಂದ ಈ ಡ್ರೈನ್ ಜನಗಳಿಗೆ ತಿರುಗಡವ್ರಿಗೂ ಒಳ್ಳೆ ವಾತಾವರಣ ಆಗ್ಬೇಕು, ಒಂದ್ ಗಾಡಿ ಬಂದು ಇನ್ನೊಂದ್ ಗಾಡಿ ಹೋಗ್ಬೇಕು, ಮಧ್ಯದಲ್ಲಿ ಒಂದು ಬೋರ್ ಇತ್ತು, ಆ ಬೋರ್ ಇಂದ ನಮ್ಮ ಯಾವ್ದೇ ಒಂದು ಗಾಡಿ ಹೋದ್ರೆ ಇನ್ನೊಂದ್ ಗಾಡಿ ಬರಕಾಯ್ತಿಲ್ಲ, ಆ ಬೋರ್ನು ಕೂಡ ಈಗ ಕೆಲಸ ಮಾಡಿದೀನಿ. ಆ ಬೋರ್ನ ತೆಗೆದ್ಬಿಟ್ಟು ಅದಕ್ಕೆ ಜನಗಳಿಗೆ ತೊಂದರೆ ಆಗದ ರೀತಿಲಿ ಆ ಕಾಂಕ್ರೀಟ್ ಹಾಕಿ, ಯಾಕಂದ್ರೆ ಬೋರ್ ತೆಗೆದ್ ನಿಮ್ಗೆ ಗೊತ್ತು ಸಣ್ಣ ಗಿಣ್ಣ ಮಕ್ಕಳೆಲ್ಲ ಏನಾದ್ರೆ ಹೆಚ್ಚು ಕಮ್ಮಿ ಆಗುವ ಒಳಗಡೆ ಬಿದ್ದು ನಿಮ್ಗೆ ಎಷ್ಟು ಅದು ಅವಂತರ ಆಗಿದೆ. ಅದಕ್ಕೋಸ್ಕರ ಅದನ್ನು ಕೂಡ ವೆಲ್ಡಿಂಗ್ ಮಾಡಿಸಿ ತೆಗಿಸ್ಬಿಟ್ಟು ಅದ್ರ ಬದಲಾಗಿ, ಯಾಕೆ ಇವತ್ತು ನಾ ತೆಗೆದ ಮೇಲೆ ಯಾರಂದ್ರೆ ಬೇಕಾದಂತ ತೆಗೆದ್ಬಿಟ್ಟಪ್ಪ, ನನ್ಗೆ ಆಗೋರು ಇರ್ತಾರೆ ಆಗದೇ ಇರ್ತಾರೆ, ಇಲ್ಲಿ ತೆಗೆದ್ನಲ್ಲ ಈಗ ಅದಕ್ಕೆ ಅದಕ್ಕೇನಾರು ಒಂದು ಬೇರೆ ತರದಲ್ಲಿ ಮಾಡಬೇಕಾಯ್ತು ಅಂತಾರೆ. ಅದಕ್ಕೇನು ಮಾಡಿದೀನಿ, ಅದೇ ಪಕ್ಕದಲ್ಲಿ ಅಂಟರ್ಘಟ್ಟ ದೇವಸ್ಥಾನ ಪಕ್ಕ ಒಂದು ಹೊಸ ಹ್ಯಾಂಡ್ ಪಂಪ್ ಸ್ಯಾಂಕ್ಷನ್ ಮಾಡಿಸಿದೀನಿ.
1: ಅಂದ್ರೆ ಅದರ ಬದಲಿಗೆ
0: ಅದು ಅಲ್ಲಿ ಹೋದ್ಮೇಲೆ ಇನ್ನೊಂದು ಬೇಕಲೇಬೇಕಲ್ಲ, ಅದ್ರ ಬದಲಿಗೆ ಒಂದು ಹೊಸ ಹ್ಯಾಂಡ್ ಪಂಪ್ನ ಸ್ಯಾಂಕ್ಷನ್ ಮಾಡಿ ಈಗ ಆಲ್ರೆಡಿ ಟೆಂಡರ್ ಹೋಗಿದೆ. ಅದು ಅದಾಯ್ತು ಅಂದ್ರೆ ಅಲ್ಲಿಗೆ ಇದಾಯ್ತು. ನನಗೆ ಬೇಕಾಗಿರೋದೇನು, ಮೇನ್ ರೋಡ್ಸ್ಬೇಕು. ನಾಳೆ ಯಾರು ಬಂದ್ರು ಯಾರಪ್ಪ ವಾರ್ಡಲ್ಲಿ ಗೆದ್ದಿದ್ದು, ಇದೇನಿದೆ ಸ್ಥಿತಿ ಅಂತ ಯಾರು ಮಾತಾಡ್ಬಾರ್ದು. ಯಾಕಂದ್ರೆ ನನಗೆ ಓಟ್ ಹಾಕಿರೋ ಜನಗಳಿಗೂ ಭಯಪಡ್ದು, ಇಂಥವ್ನಿಗೆ ಆಯ್ಕೆ ಮಾಡಿದಾರಲ್ಲಪ್ಪ ಏನು ಕೆಲಸ ಮಾಡಿಲ್ಲ ಅಲ್ಲ ಅಂತ ತಂದ್ಬಿಡ್ದು.
1: ಓಕೆ,
0: ಜಿ ಜಿ ಎಮ್ದು ಪ್ರತಿಯೊಬ್ಬರ ಮನೆಗೂ ನೀರು ಹೋಗ್ತಾ ಇದೆ, ನೀರಿನ ಪ್ರಾಬ್ಲಮ್ ಇಲ್ಲ, ಅದೇನೋ ಒಂದು ಸ್ವಲ್ಪ ಒಂದ್ ಎರಡ್ ಮೂರು ಮನೆ ಆಗ್ಬೋದು, ಆದ್ರೂ ಕೂಡ ಅವ್ರಿಗೆ ಯಾವ್ದಾದ್ರು ಸಂದರ್ಭದಲ್ಲಿ ಇಂಜಿನಿಯರ್ಗೆ ಹೇಳಿದ ತಕ್ಷಣ ಅವ್ರು ಬಂದು ವಿಚಾರಿಸ್ತೀನಿ. ಒಂದು ವಾರದಲ್ಲಿ ವಾಟರ್ದು

0: ಕಂಪ್ಲೀಟ್ ಏನು ಪ್ರಾಬ್ಲಮ್ ಇಲ್ಲದ ರೀತಿಯಲ್ಲಿ ಆಯ್ತದೆ. ನಮ್ಗೆ ಬೇಕಾಗಿರೋದೇ ನೀರು,
1: ಹೌದು
0: ಕಂಪ್ಲೀಟ್ ಮುಗೀತದ
1: ಸರ್. ಈಗಲೂ ಸಹ ವಾರ್ಡಿನ ಒಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕಾದ್ರೆ ಇನ್ನು ಏನೆಲ್ಲ ತೊಡಕುಗಳು ಎದುರಾಗತ್ತೆ, ಏನೆಲ್ಲ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ, ಅದ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ?
0: ಅಲ್ಲಿ ಎದುರಿಸಬೇಕಾಗತ್ತೆ, ಅದ್ರ ಬಗ್ಗೆ ಏನ್ ನಾನು ಅದ್ರ ಬಗ್ಗೆ ನಾನು ಯಾವ್ದೇ ತರ, ಯಾಕಂದ್ರೆ ನಾನು ಅಲ್ಲೇ ಹುಟ್ಟು ಅಲ್ಲೇ ಬೆಳೆದಿದ್ದೀನಿ, ಪ್ರತಿಯೊಬ್ಬರು ಮನ್ಮಗನಾಗಿದ್ದೀನಿ ನಾನು. ಅವ್ರಿಗೂ ಗೊತ್ತಿದೆ ಯಾರಂತ, ಈ ನಮ್ಮ ಹುಡುಗನೆ ನಮ್ ಕೆಲಸ ಮಾಡಿದ ಇನ್ ಯಾವ ಕೆಲಸ ಮಾಡ್ತಾನೆ ಅನ್ನೋದು ಅವ್ರಿಗೂ ಗೊತ್ತು. ಯಾಕಂತಂದ್ರೆ ನಾನು ಒಂದು ಸಂದರ್ಭದಲ್ಲಿ ನನ್ನ ಎಲೆಕ್ಷನ್, ನನ್ಗೆ ಎಲೆಕ್ಷನ್ ಅಂತ ಗೊತ್ತಿರ್ಲಿಲ್ಲ, ನಾನು ಅವನು ಜೀರೋ ಪಾಯಿಂಟ್ಲಿ ಬಂದವನು. ಯಾಕಂದ್ರೆ ನಾನು ನಮ್ಮ ತಂದೆಯಾಗಲಿ ಯಾರೇ ಆಗಲಿ ನಾನು ರಾಜಕಾರಣಿಗಳಲ್ಲ, ನಾನು ಒಂದು ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದವನು, ವೈಸ್ಟರ್ಲಿ ಕೆಲಸ ಮಾಡ್ತಿದ್ದವನು. ನನ್ನನ್ನು ಆಯ್ಕೆ ಮಾಡಬೇಕಾದ ಸಂದರ್ಭದಲ್ಲಿ ಎಲೆಕ್ಷನ್ಗೆ ಯಾರನ್ನೋ ಆಯ್ಕೆ ಮಾಡೋಕೆ ಹೋಗಿ ನನ್ನನ್ನು ಆಯ್ಕೆ ಮಾಡಿದ್ವು. ಆ ಸಂದರ್ಭದಲ್ಲಿ ನಾನು ಎಲೆಕ್ಷನ್ ಫೇಸ್ ಮಾಡಿದೆ, 36 ಓಟ್ಲಿ ವಿನ್ನಿಂಗ್ ಆದೆ ಆಪೋಸಿಟ್
1: ಕ್ಯಾಂಡಿಡೇಟ್
0: ಲೀಡಿಂಗ್ಲಿ. ಅಲ್ಲಿಂದ ಇಲ್ಲಿವರೆಗೂ ಕೂಡ ತಿರ್ಗಾ ಇನ್ನೊಂದು ಆ ವಾರ್ಡ್ಲಿ ಬೇರೆಯವ್ರಿಗೆ ಜಾಸ್ತಿ ಸ್ಥಳ ಕೊಟ್ಟಿಲ್ಲ. ಯಾಕಂದ್ರೆ ಕೆಲಸ ಮಾಡಿದ್ದೀನಿ, ನನಗೆ ಓಟ್ ಕೊಡಿ ಅಂತ ಕೇಳ್ತೀನಿ, ಕೆಲಸ ಮಾಡಿಲ್ಲ ಅಂದ್ರೆ ನನಗೆ ಓಟ್ ಬೇಡ. ಅದರಿಂದ ನನ್ಗೆ ಯಾವುದೇ ಕೆಲಸಗಳಾದರೂ ನಾನು ಅಲ್ಲಿ ಏನು ಇನ್ನೂ ಸುಮಾರು ಕೆಲಸ ಇದೆ, ಕೆಲಸ ಇಲ್ಲ ಅಂತಂತಲ್ಲ, ನನ್ನ ಕೆಲ ಆದಂಥ ಕೆಲಸಗಳನ್ನ ಇನ್ನೂ ಮಾಡಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಏನಂದ್ರೆ ನಾನು ಮನೆಗಳು ಕೊಡಿಸ್ಬೇಕು, ಮೇನ್ ಬೇಕಾಗಿರೋದು ಮನೆಗಳು. ತುಂಬಾ ಇನ್ನೂ ಕೈ ಹಂಚಿನ ಮನೆಗಳಿದೆ ನಾನು ನೋಡಲ್ಲಿ. ನಾನು ನಮ್ದೇ ಸರ್ಕಾರ ಇದೆ, ಅದಕ್ಕೆ ಈ ಸಚಿವ ಸಂಪುಟದ್ದು ಇದಾದ್ಮೇಲೆ ಬೆಂಗಳೂರಿಗೆ ಒಂದ್ಸಲ ಹೋಗ್ಬೇಕು. ನಾನು ಯಾರು ಸಚಿವರಾಯ್ತಾರೆ ಅವ್ರನ್ನ ನಮ್ಮ MLA ಮುಖಾಂತರದಿಂದ ನನ್ನ ವಾರ್ಡ್ಗೆ ಎಷ್ಟು ಮನೆಗಳು ಬೇಕಲೇಬೇಕು ನನಗೆ ದಯವಿಟ್ಟು ಹಾಕ್ಸ್ಕೊಡಿ ಅಂತಂದ್ರೆ ಅವ್ರ ಜೊತೆ ಬೆಂಗಳೂರಿಗೆ ಹೋಗಿ ಸುತ್ತಿ ನಾನು ಮಾಡಿಸ್ಲೇಬೇಕು, ನಾನು ಮಾಡಿಸ್ತೀನಿ ಅದನ್ನು, ಬಿಡಲ್ಲ ನಾನು ಅದೇ. ಯಾಕಂದ್ರೆ ಅದು ಈಗ ಕೇಳಿದ್ರು, ಯಾಕಂದ್ರೆ ಯಾರು ಇನ್ನು ಸಚಿವರೇ ಅಂತ ಗೊತ್ತಾಗಿಲ್ಲ, ವಸತಿ ಸಚಿವರು. ಅದರಿಂದ ಸಾಹೇಬ್ರ ಗಮನಕ್ಕೆ ತಂದಿದ್ದೀನಿ, ಅದಕ್ಕೆ ಸಚಿವ ಸಂಪುಟಕ್ಕೆ ಆದ ತಕ್ಷಣ ಬೆಂಗಳೂರಿಗೆ ಒಂದ್ಸಲ ಬನ್ನಿ ಅಂತ ಹೇಳವ್ರೆ, ಹೋಗಿ ಮನೆಗಳ ಸ್ಯಾಂಕ್ಷನ್ ಮಾಡೋದು. ನಾನು ಮನೆ ಸ್ಯಾಂಕ್ಷನ್ ಮಾಡಿಸೋರ್ಗೆ ಮೊದಲನೇ ಆದ್ಯತೆ ನಂಗೆ ಅದ್ರ ಮೇಲೆ ಇದ್ದೀನಿ ಸರ್.
1: ಅಂದ್ರೆ ಇನ್ನು ಸಹ ತಮ್ಮ ಒಂದು ವಾರ್ಡ್ ನಲ್ಲಿ ಕಡು ಬಡವರು ವಾಸ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಮೂಲಭೂತವಾಗಿ ಒಂದು ಮನೆಗಳನ್ನ ಮಾಡ್ಕೊಡ್ಬೇಕು ಅನ್ನೋದು ನಿಮ್ಮ ಒಂದು ಉದ್ದೇಶ ಆಗಿದೆ. ಆ ಉದ್ದೇಶಕ್ಕೆ ತಕ್ಕಂತೆ ಒಂದು ಸಚಿವ ಸಂಪುಟ ಪ್ರಸ್ತುತಿ ಆದ ನಂತರ ತದನಂತರದಲ್ಲಿ ತಾವು ಹೋಗಿ ಸಚಿವರನ್ನ ಭೇಟಿ ಮಾಡಿ ಒಂದಷ್ಟು ಮನೆಗಳನ್ನ ಸ್ಯಾಂಕ್ಷನ್ ಮಾಡಿ ತಮ್ಮ ವಾರ್ಡಿನಲ್ಲಿರುವಂತಹ ಕಡು ಬಡವರಿಗೆ ವಿತರಿಸಬೇಕು ಅನ್ನೋದು ನಿಮ್ಮ ಈಗ ಸದ್ಯದ ಒಂದು ಗುರಿ. ಸರ್, ವಾರ್ಡಿನ ಒಂದು ನೈರ್ಮಲ್ಯ ನಿರ್ವಹಣಾ ವ್ಯವಸ್ಥೆ ಹೇಗಿದೆ, ಜೊತೆಗೆ ಕಸ ವಿಲೇವಾರಿ ನಿರ್ವಹಣೆ ಯಾವ ರೀತಿಯಾಗಿ ನಡೀತಾ ಇದೆ ಅದ್ರ ಬಗ್ಗೆ ತಿಳಿಸೋದಾದ್ರೆ?
0: ಸರ್, ಕಸ ಯಾವುದೇ ಕಾರಣಕ್ಕೂ ಮೊದ್ಲಿಗಿಂತ ಬುದ್ಧಿವಂತರಾಗಿದ್ದಾರೆ ಜನ ಈಗ. ಯಾಕಂದ್ರೆ ಕಸದ ಬಗ್ಗೆ ಜನಗಳಿಗೆ ಗೊತ್ತು, ನಮ್ಮ ಕಸನ ಈಗ ಮನೆ ಒಳಗಡೆ ಇದ್ರು ಕಸನೆ, ಹೊರಗಡೆ ಬಂದ್ರು ಕಸನೆ. ಮನೆ ಇದ್ದಂತ ಸಂದರ್ಭದಲ್ಲಿ ಮನೆ ಅವ್ರದೇ ಆದ್ಮೇಲೆ ಹೊರಗಡೆ ರೋಡು ಅವ್ರದೇನೆ.
1: ಹೌದು,
0: ಅಲ್ಲಿ ಮನೆ ಕ್ಲೀನ್ ಮಾಡಿ ತಗೊಂಡ್ಬಂದು ರೋಡ್ ಬಿಸಾಕಿದ್ರೆ ರೋಡ್ ಯಾರ್ದು? ಸರ್ಕಾರದ ಸರ್ಕಾರನೇ ನಾವು ನಮ್ದೇನೆ. ಅದು
1: ಹೌದು,
0: ಪ್ರತಿ ಒಂದು ಮನೆಗೆ ಕಸ ಇಡಕ್ಕೆ ಎರಡೆರಡು ಬಕೆಟ್ ಕೊಟ್ಟಿದ್ದೀನಿ, ಒಂದು ಹಸಿ ಕಸ ಹಾಕಕ್ಕೆ, ಒಂದು ಒಣ ಕಸ ಹಾಕಿ. ಬೆಳಗ್ಗೆ ಬಂದಂತ ಸಂದರ್ಭದಲ್ಲಿ ಪ್ರತಿ ಬೆಳಗ್ಗೆ 6:30-7 ಗಾಡಿ ಬಂದಂತ ಸಂದರ್ಭದಲ್ಲಿ ಒಂದು ಕಸನ ರೋಡ್ಗೆ ಹಾಕಲ್ಲ. ಅವ್ರು ಬಂದಾಗ ಅವ್ರು ಯಾವಾಗ ಗಾಡಿ ಬರ್ತದೆ, ಗಾಡಿ ಬಂದ ತಕ್ಷಣ ಗಾಡಿ ಇಟ್ಕೋತಾರೆ, ಗಾಡಿ ಕಸ ತಗೋತಾರೆ. ಅವರು ಹುಡುಗರು ಪಾಪ ಮೇಲೆ ನಿಂತ್ಕೊಂಡು ಹಸಿ ಕಸ ಯಾವುದು ಒಣ ಕಸ ಯಾವುದು ಕೊಡಿ ಅಂತಂದ್ರೆ ಅದನ್ನ ಡಿವೈಡ್ ಮಾಡ್ಕೋತಾರೆ. ನಾನು ಮೊದ್ಲಿಗೂ ಈಗಲೂ ನಮ್ಮ ಮಾಡಲ್ಲೇ ಕಸ ಜಾಸ್ತಿ ಇಲ್ಲ. ಅವರು ಕೂಡ ವಾರ್ಡನ್ ಬಗ್ಗೆ ಈಗ ದಿನ ಬೆಳಗಾದ್ರೆ ಅವ್ನು ಬರ್ತಾನೆ ಕೆಲಸ ಮಾಡಿಸ್ತಾನೆ, ನಾವು ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂದ್ರೆ ತಾಯಿಂದಿರು ಯಾವುದೇ ಕಾರಣಕ್ಕೂ ಆ ಥರದಲ್ಲಿ ಕಸನ ಎಲ್ಲೆಲ್ಲ ಬಿಸಾಕಲ್ಲ, ಅದು ಒಂದು ಬಕೆಟ್ ಇಟ್ಟಿರ್ತಾರೆ, ಬೆಳಗ್ಗೆ ಬಂದ ತಕ್ಷಣ ಕಸ ಕೊಡ್ತಾರೆ. ಆದ್ರೆ ಎಲ್ಲಕ್ಕಿಂತ ಇನ್ನೂ ಶೌಚಾಲಯಗಳು ನಮ್ಮ ಮಾಡಲ್ಲಿ ಶೌಚಾಲಯಗಳು ಆಯ್ತಾ ಇದೆ, ಮೊದಲ ರೀತಿ ಇಲ್ಲ, ಪ್ರತಿಯೊಂದು ಮನೆಯಲ್ಲೂ ಶೌಚಾಲಯಗಳು ಆಗ್ತಾ ಇದೆ. ಅದು ಇಲ್ಲದೇ ಆದಂತ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬಹುದು, ಆದ್ರೂ ಬೇರೆ ರೀತಿ ರೋಡ್ ಅಲ್ಲಿ ಆತರ ಎಲ್ಲ ಇಲ್ಲ. ಅದನ್ನು ನಾನು ಇಲ್ದಾದಂತ ಸಂದರ್ಭದಲ್ಲಿ ಖಾತೆಗಳು ಮಾಡಿಸಿ ಒಂದು ಇವತ್ತು ನಮ್ಮ ಪಟ್ಟಣ ಪಂಚಾಯತಿಲಿ ಒಂದು ಟಾಯ್ಲೆಟ್ಗೆ 15,000 ದುಡ್ಡು ಕೊಡ್ತಾ ಇದ್ದೀವಿ. ಆ ಥರದ್ದು ಸುಮಾರು ಜನ ತಗೊಂಡು ಕೆಲಸ ಮಾಡಿಸ್ಕೊಂಡಿದ್ದಾರೆ, ಅದರಲ್ಲೆಲ್ಲ ಸ್ವಲ್ಪ ಮುಂಚೂಣಿಲಿದ್ದಾರೆ ಈಗ, ಯಾಕಂದ್ರೆ ಮೊದಲ ರೀತಿ ಆ ಥರ ಏನಿಲ್ಲ.
1: ಸರ್, ತಮ್ಮ ಒಂದು ವಾರ್ಡ್ನಲ್ಲಿ ಮೂಲಭೂತ ಸೌಕರ್ಯಗಳು ಯಾವ ರೀತಿಯಾಗಿದೆ, ಅವುಗಳ ಒಂದು ಸಮರ್ಪಕ ನಿರ್ವಹಣೆ ಆಗ್ತಾ ಇದೆಯಾ ಪ್ರಸ್ತುತವಾಗಿ?
0: 100% ಆಯ್ತದೆ. ನಾನು ಹೇಳ್ತಿಲ್ಲ, ಪ್ರತಿಯೊಂದು ಈಗ ಮಕ್ಕಳು ಎಜುಕೇಶನ್ ಮಾಡಬೇಕು ಅಂತ ಸಂದರ್ಭದಲ್ಲಿ ಅವ್ರಿಗೆ ಡಿಗ್ರಿ ಮಾಡಿದಂತ ಹುಡುಗರ್ಸ್ಕೆ ನಾನು ಪ್ರತಿ ಮೀಟಿಂಗ್ಲಿ ನಾನು ಅವ್ರಿಗೆ ಏನ್ ಇಡ್ತೀನಿ ಅಂತಂತಂದ್ರೆ ಅವ್ರ ಇನ್ನೂ ತಂದೆ ತಾಯಿಗೆ ಹೊರ ಬೀಳ್ಬಿಡ್ತು ಅಂತಂದ್ಬಿಟ್ಟು ಎಜುಕೇಶನ್ಗೆ ಅಂದ್ಬಿಟ್ಟು ಅವ್ರು ಡಿಗ್ರಿ ಮಾಡಿರೋ ಮಕ್ಕಳಿಗೆ ST ಮಕ್ಕಳಿಗೆ SC ಮಕ್ಕಳಿಗೂ ಅದೇ ಥರ ಇದೆ, ಕೃಷ್ಣ ಜಾತಿ ಮಕ್ಕಳಿಗೂ ಜನರಲ್ ಮಕ್ಕಳಿಗೂ ಅದೇ. ನಮ್ಮಲ್ಲಿ ಜಾಸ್ತಿ ST ಮಕ್ಕಳುಗಳು ಜಾಸ್ತಿ, ಅವರಿಗೆ ಒಂದು 5,000 ರೂಪಾಯಿ ಅವ್ರ ಅಕೌಂಟ್ಗೆ ಹೋಗಿ ಕೊಟ್ಟಿದ್ದೀನಿ ಮಿನಿಮಮ್. ಕಮ್ಮಿ ಅಂದ್ರೆ ನಾನು ಹೋದ್ಮೇಲೆ ನನ್ನ ಪ್ರಕಾರ ಒಂದು 7-8 ಲಕ್ಷಕ್ಕಿಂತ ದುಡ್ಡನ್ನ ಅವ್ರ ಅಕೌಂಟ್ಗೆ ಹೋಗಕ್ಕೆ ಮಾಡಿದ್ದೀನಿ. ಮತ್ತೆ ಇನ್ನು ಅದೇ ರೀತಿ ಯಾವ್ದಾದ್ರು ಒಂದು ಓದ್ಬಿಟ್ಟಿರ್ತಾರೆ ಒಂದು ಡ್ರೈವಿಂಗ್ ಲೈಸೆನ್ಸ್, ಇವತ್ತೊಂದು KSLTC ಆಗ್ಬೋದು, ಯಾವ್ದಾದ್ರು

0: ಗಾಡಿ ಓಡಿಸಿದ್ರು. ಪ್ರತಿ ವರ್ಷದಲ್ಲಿ ಬಂದಂತ ಅನುದಾನನ ಡ್ರೈವಿಂಗ್ ಸ್ಕೂಲ್ಗೂ ಇಟ್ಟಿದ್ದೀನಿ. ಅದು ಎಷ್ಟೋ ಜನ ಡ್ರೈವರ್ಸ್ ಆಗಿದ್ದಾರೆ. ಯಾಕಂದ್ರೆ ಅವರು ಒಂದು ಡ್ರೈವಿಂಗ್ ಲೈಸೆನ್ಸ್ ಬೇಕಂದ್ರೆ ಒಂದು 7,000 to 8,000 ಖರ್ಚು ಆಯ್ತು,
1: ಖರ್ಚು ಮಾಡ್ಬೇಕು.
0: ಅದ್ರಲ್ಲಿ ಎಷ್ಟು ಕಡು ಬಡವರು ಇರ್ತಾರೆ, ಕೊಡಕ್ಕಾಗಲ್ಲ. ಅದನ್ನ ಏನ್ ಮಾಡ್ತೀನಿ, ಅದನ್ನು ಕೂಡ ಇಂತಿಂತ ಮಕ್ಕಳು ನೀವು ಡ್ರೈವಿಂಗ್ ಲೈಸೆನ್ಸ್ ತಗೊಳ್ಳಿ, ಅದ್ರಲ್ಲಿ 2-wheeler ಮಾಡಿಸ್ಕೊತಾರೆ. ಯಾಕಂತಂದ್ರೆ ಇವತ್ತು ನಂಗೆ ಡ್ರೈವಿಂಗ್ ಲೈಸೆನ್ಸ್ ಬೇಕಲೇಬೇಕು. ಇವತ್ತು ಪ್ರತಿಯೊಂದಕ್ಕೂ ಡ್ರೈವಿಂಗ್ ಲೈಸೆನ್ಸ್ ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಅಂತಂದ್ರು. ಅವ್ರುಗಳು ಕೂಡ ಅದನ್ನು ಕೂಡ ಸಮರ್ಪಕವಾಗಿ ಪ್ರತಿಯೊಬ್ಬರಿಗೂ, ನಾನೇ ಮನೆ ಮನೆಗೆ ಹೋಗಿ ಹೇಳ್ತೀನಿ, ನೀನು 18 ಆಗಿದ್ಯಲ್ವಾ ಡ್ರೈವಿಂಗ್ ಲೈಸೆನ್ಸ್ ಬಾ, ನೀ ತಗೋ, ಅದು ಫ್ರೀ ಸರ್ಕಾರದಿಂದ ಬಂದಂತದ್ನ ತಗೋ. ನೋಡಿ, ಯಾವ್ದಾರ ಒಂದು ಇಂಡಿಪೆಂಡೆಂಟ್ ಕಾರ್ಯಕ್ರಮ ಇರ್ಬೋದು, ಯಾವ್ದಾರ ಒಂದು ಕಾರ್ಯಕ್ರಮದ ಡ್ರೈವಿಂಗ್ ಲೈಸೆನ್ಸ್ ವಿತರಣೆ ಮಾಡಿಸ್ತೀನಿ, ಶಾಸಕರಲ್ಲೇ ವಿತರಣೆ ಮಾಡಿಸ್ತೀನಿ, ಇಲ್ಲ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಯಾರಾಗಿರ್ತಾರೆ ಅವ್ರ ಕೈಲಿ ವಿತರಣೆ ಮಾಡಿಸ್ತೀನಿ. ಮುಖ್ಯಾಧಿಕಾರಿಗಳು ಕೂಡ ಅವ್ರ ಮುಖಾಂತರನೇ ವಿತರಣೆ ಮಾಡ್ತೀನಿ. ಅದು ತುಂಬಾ ಅದು ಸರ್ಕಾರಕ್ಕೆ ಗಮನಕ್ಕೆ ಹೋಗುತ್ತೆ, ನಾವು ಕೊಟ್ಟಂತದ್ದು ಉಪಯೋಗಿಸ್ಕೊತಾ ಇದಾರೆ, ಇನ್ನು ಎಕ್ಸ್ಟ್ರಾ ಅನುದಾನ ಅವ್ರು ಬಿಡುಗಡೆ ಮಾಡಬಹುದು ಅಂತ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತೀವಿ.
1: ಸರ್, ನಿಮ್ಮ ವಾರ್ಡ್ನಲ್ಲಿರುವಂತಹ ಒಂದು ಸರ್ಕಾರಿ ಶಾಲೆಗಳಾಗಿರ್ಬೋದು, ಜೊತೆಗೆ ಒಂದು ಆರೋಗ್ಯ ಕೇಂದ್ರಗಳ ಅಭಿವೃದ್ಧಿಗೆ ನೀವು ನೀಡ್ತಿರೋ ಒತ್ತು ಎಂತದ್ದು, ಅದರ ಒಂದು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಳ್ಳಿ.
0: ಒಂದು ನೋವು ಏನಂತಂದ್ರೆ, ನಮ್ಮ ವಾರ್ಡಲ್ಲಿ ಅಂಗನವಾಡಿ ಇಲ್ಲ, ಸ್ಥಳನೂ ಇಲ್ಲ. ಅದಕ್ಕೆ ನಾನೀಗ ನಾನು ಮತ್ತೆ ಶಿವಕುಮಾರ್ ಅಂತ ಅವಳು ಉಪಾಧ್ಯಕ್ಷರು, 7th ಒಂದು ಸ್ಥಳ ಗವರ್ಮೆಂಟ್ ಜಾಗ ಆಯ್ತು, ಇಬ್ರು ಕೂಡ ಅದನ್ನ ಸಮರ್ಪಕವಾಗಿ ಹುಡುಕಿ ಅಧಿಕಾರಿಗಳು ಕರ್ಕೊಂಡೋಗಿ ನಮ್ಮ ಗವರ್ಮೆಂಟ್ ಹಾಸ್ಪಿಟಲ್ ಹಿಂದ್ಗಡೆ 2, 9th ಸಪ್ರೇಟ್ ಅಂಗನವಾಡಿ ಕೇಂದ್ರ ಮತ್ತೆ 7th ಸಪ್ರೇಟ್ ಅಂಗನವಾಡಿ ಕೇಂದ್ರ ಮಾಡಬೇಕು ಅಂತ ಈಗ ಆಲ್ರೆಡಿ MLR ಗಮನಕ್ಕೆ ಹೋಗಿತ್ತು. ಅದು ಒಂದೀಗ 7th ಸ್ಯಾಂಕ್ಷನ್ ಆಗಿದೆ. ಈಗ ಅವತ್ತು ನಾನು MLR ಕೇಳಿದೆ, ಏನು ಸರ್ ಎರಡನ್ನೂ ಒಟ್ಟಿಗೆ ಮಾಡ್ತೀನಿ ಅಂದ್ರೆ, ಇವತ್ತು ಅಣ್ಣ ಎರಡು ಒಟ್ಟಿಗೆ ಬರ್ಬೋದಾಯ್ತು, ಈಗ ಬಂದು ಆಗಿದೆ, ಅದಾದ ತಕ್ಷಣ ನೆಕ್ಸ್ಟ್ ನಿಮ್ದು ಗುದ್ದಲಿ ಪೂಜೆ ಮಾಡಿ ಮಾಡ್ಸೋಣ ಅಂತಂದ್ರೆ ಅದೊಂದು ಆಗ್ಬೇಕು. ಇವತ್ತು ಯಾಕಂತಂದ್ರೆ ಅದೊಂದು ಆಯ್ತು, ಸ್ಥಳ ಎರಡಕ್ಕೂ ಆಗಿದೆ, ಆ ಕಡೆಗೆ 7th ಕೂಡ ಆಗಿದೆ, 9th ಈ ಸೊತ್ತೆಲ್ಲ ತೆಗೆದಿದ್ದೀವಿ. ಇನ್ನೇನು ಅನುದಾನ ಬಿಡುಗಡೆ ಆಗ್ತದೆ, ಗುದ್ದಲಿ ಪೂಜೆ ಮಾಡಿ ಅದೊಂದು ನಮ್ಗೆ ತುಂಬಾ ನಮ್ಮ ಮಕ್ಕಳು ಯಾಕಂತಂದ್ರೆ ಈಗಲೂ ಬಾಡಿಗೆ ಕಟ್ತಾ ಇದಾರೆ ಸರ್ಕಾರದಿಂದ. ಅದೊಂದು ನನ್ನ ಸಂದರ್ಭದಲ್ಲಿ ಮಕ್ಕಳಿಗೆ ಅವು ತಟ್ಟೆ ಲೋಟ ಇಲ್ಲ ಅಂತ ಸಂದರ್ಭದಲ್ಲಿ ತಟ್ಟೆ ಲೋಟ ಕೂಡ ಕೊಡಿಸಿದ್ದೀನಿ. ಅವರು ಯಾವುದೇ ಕಾರಣಕ್ಕೂ ಈ ಬೇರೆ ಪ್ಲೇಟಲ್ಲಿ ತಿನ್ಬಾರ್ದು ಅಂತಂದ್ರು, ಅವ್ರಿಗೆ ಸ್ಟೀಲ್ ತಟ್ಟೆ ಕೂಡ ಲೋಟ. ಆ ಸಂದರ್ಭದಲ್ಲಿ ನಾನು ಅದಕ್ಕೆ ಏನಾಗಬೇಕು ಮೂಲಭೂತ ಸೌಕರ್ಯ ಸಣ್ಣ ಮಕ್ಕಳಿಗೆ, ಅದು ಜಮ್ಖಾನ ಆಗ್ಬೋದು, ಅವ್ರಿಗೆ ಪ್ರತಿಯೊಂದು ಕೂಡ ಪಂಚಾಯತಿಂದ ಏನ್ ಕೊಡ್ಬೇಕು ಅದೆಲ್ಲ ನನ್ನ ಕೈಲಿ ಆದಂತ ಅಷ್ಟು ಕೊಟ್ಟಿದ್ದೀನಿ. ಯಾಕಂದ್ರೆ ನಾನು ಇಲ್ಲಿ ಕುತ್ಕೊಂಡು ಮಾತಾಡ್ಬಿಟ್ಟು ನಂಗೆ ಸುಳ್ಳು ಹೇಳಕ್ಕೆ ಬೇಸಿಲ್ಲ, ನಾಳೆ ನಾನು ಇಲ್ಲಿ ಮಾತಾಡೋದು ನಾಳೆ ಇನ್ನೊಬ್ರು ಪ್ರಶ್ನೆ ಆಗ್ತಾರೆ, ನೀವು ಕೊಡ್ಸಿದಿ ಅಂತ ಹೋಗಿ ಅಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಕೇಳ್ಬೋದು, ಆಗ ಅಲ್ಲಿರೋ ಟೀಚರ್ಸು ಇಲ್ಲಿ ಬಂದಿದೆ ಅಂತಂದ್ಬಿಟ್ಟು ಹೇಳ್ಬೇಕು.
1: ಹೌದು,
0: ಆ ರೀತಿಲಿ ಕೆಲಸ ಮಾಡಿದ್ರೆ ನನಗೆ ಸುಮ್ ಸುಮ್ಗೆ ಪ್ರಚಾರ ತಗೊಳ್ಳೋ ಅಂತ ಸ್ಥಿತಿಗತಿಲಿ ನಾನು ಇರಲ್ಲ. ಈಗ ಕೇಂದ್ರದ ಬಗ್ಗೆ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ತುಂಬಾ ಡಾಕ್ಟರ್ ಒಳ್ಳೆ ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಪಾರ್ಸಾರ್ಥಿ ಅಂತ ಲೇಡಿ ಡಾಕ್ಟರ್ ಇದ್ದಾರೆ, ಅಲ್ಲಿರೋ ಟೋಟಲ್ ನರ್ಸ್ ಅಲ್ಲಿರೋ ಪ್ರತಿಯೊಬ್ಬರು ಯಾವುದೇ ಟೈಮ್ಲಿ ಹೋಗ್ಲಿ ಎಷ್ಟೊತ್ತಲೇ ಹೋಗ್ಲಿ, ಸ್ವಲ್ಪ ರಾತ್ರಿ ಟೈಮ್ ಸ್ವಲ್ಪ ತೊಂದರೆ ಆಗ್ಬೋದು, ಆದ್ರೆ ಹಾಸ್ಪಿಟಲ್ ಸ್ವಚ್ಛತೆ ತುಂಬಾ ಚೆನ್ನಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ. ಎಷ್ಟೊತ್ತ ರಾತ್ರಿ ಹೋದ್ರೆ ಪಾರ್ಸಾರ್ಥಿ ಅವ್ರು ನೋಡ್ತಾರೆ, ಅಲ್ಲಿರೋ ನರ್ಸ್ಗಳು ಅಷ್ಟೇ. ಯಾವಾಗ ನಾ ಸುಮ್ಗೆ ಚೆಕಪ್ ಹೋಗ್ತೀನಿ, ನಾನು ಸುಮ್ಗೆ ಹೋದಾಗ ನಾನು ಸುಮ್ಗೆ BP ಚೆಕಪ್ ಶುಗರ್ ಚೆಕಪ್ ಮಾಡ್ತೀನಿ, ನನ್ಗೆ ಹೆಂಗ್ ಮಾಡ್ತಾರೆ ಬೇರೆಯವ್ರಿಗೆ ಹೆಂಗ್ ಮಾಡ್ತಾರೆ ಅಂತ ನೋಡಿದ್ವಿ. ಆದ್ರೆ ಎಲ್ಲರಿಗೂ ಒಂದೇ ತರ ನೋಡ್ತಾರೆ, ಇವ್ರು ಕೌನ್ಸಿಲರ್, ಇವರು ಬೇರೆ ಮಾಮೂಲಿ ಜನ ಆತರ ಏನಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ನಮ್ನ ಹೆಂಗ್ ಟ್ರೀಟ್ ಮಾಡ್ತಾರೆ, ಒಬ್ಬ ಶಾಸಕರನ್ನ ಹೆಂಗ್ ಟ್ರೀಟ್ ಮಾಡ್ತಾರೆ, ಒಬ್ಬ MP ಸಾಹೇಬ್ನ ಹೆಂಗ್ ಟ್ರೀಟ್ ಮಾಡ್ತಾರೆ, ಪ್ರತಿಯೊಬ್ಬರು ಕೂಡ ಅದೇ ರೀತಿ ಟ್ರೀಟ್ ಮಾಡಂತಂತ ಒಳ್ಳೆ ಆರೋಗ್ಯ ಕೇಂದ್ರ. ಅಲ್ಲಿರೋ ಪ್ರತಿಯೊಬ್ಬರು ನರ್ಸ್ ಆಗ್ಬೋದು, ಎಲ್ಲ ಎಲ್ಲ ಚೆನ್ನಾಗಿ ನೋಡ್ತಾರೆ. ಮತ್ತೆ ಒಬ್ರು ಕಣ್ಣಿನ ಡಾಕ್ಟರ್ ಇದಾರೆ, ಅದು ಕನ್ನಡಕ ಫ್ರೀ ಬಂದಿದೆ ಅಂತ ಸುಮ್ಟಿ ಯಾರು ಹೇಳಿದ್ರು, ಕರ್ನಾಟಕ ಫ್ರೀ ಬಂದಿದೆ ತಗೊಳ್ಳಿ ಅಂತ ಸರ್ ಏನು ಅವರೊಂದು ಅಣ್ಣ ಬಂದು ಸುಮಾರು ದಿನ ಆಗಿದೆ ಅಣ್ಣ, ಜನಗಳೇ ಬರಲ್ವಲ್ಲ ಅಣ್ಣ ತಗೊಳಕ್ಕೆ, ಫ್ರೀ ಬರೀ ಒಂದು ಆಧಾರ್ ಕಾರ್ಡ್ ಕೊಟ್ಬಿಟ್ಟು ಗ್ಲಾಸ್ ಇಸ್ಕೊಬೋದು ಕಣ.
2: ಆಗ ನಾನು ನನ್ನ ವಾರ್ಡಲ್ಲಿ ಇರೋ ಸುಮಾರು ದಿನ ಕೇಳಿದೆ,
0: ಈ ಥರ ಗ್ಲಾಸ್ ಬಂದಿದೆ, ಬರೀ ಒಂದು ಆಧಾರ್ ಕಾರ್ಡು ಒಂದು ಫೋಟೋ ತಗೊಂಡು ಕೊಡಿ ಅಂತ ಹೇಳ್ತಂತ ಆಯ್ತಾ. ಆಗ ಹಂಗಂತ ತಕ್ಷಣ ಏನು ಮಾಡಿದೆ, ಅವರು ಪ್ರತಿಯೊಬ್ಬರು ಹೋಗಿ ಇಸ್ಕೊತಿದ್ರೆ, ನಾನೇ ಫಸ್ಟ್ ಇಸ್ಕೊಂಡೆ ಕೊಡಿ ಇದು ಹೆಂಗಿದೆ ಅಂತ ನೋಡೋಣ ಅಂತ. ಅವಾಗ ನಿಮ್ಗೆ ಎಷ್ಟು ಏಜು ಅಂತ ನಂಗೆ 51 ಗ್ಲಾಸ್ ಕೊಟ್ಟರು. ಅದೇ ರೀತಿ ನಾನೆಲ್ಲ ನನ್ನ ಫ್ರೆಂಡ್ಸ್ಗಳಿಗೆ ಮತ್ತೆ ಪ್ರತಿಯೊಬ್ಬರಿಗೆ ಹಿಂಗಿದೆ ಗ್ಲಾಸ್ ಇಸ್ಕೊಳ್ಳಿ ಅಂತ ಅವ್ರು ಹೋಗಿ ತಗೋತಾ ಇದಾರೆ. ಒಳ್ಳೆ ಹಾಸ್ಪಿಟಲ್ ಇದೆ, ಒಳ್ಳೆ ಅಧಿಕಾರಿಗಳಿದ್ದಾರೆ, ಕೆಲಸ ಮಾಡ್ತಾರೆ.
1: ಸರ್, JJM ಬಗ್ಗೆ ತಾವು ಫಸ್ಟೇ ಮಾತಾಡ್ಬೇಕಾದ್ರೆ ತಿಳಿಸಿದ್ರಿ, JJM ಒಂದು ಹಂತದಲ್ಲಿ ನಡೀತಾ ಇದೆ ಈಗ ಕೆಲಸಗಳು, ಈಗ ಪ್ರಸ್ತುತ ಒಂದು JJM ತನ್ನ ಕೆಲಸವನ್ನು ಮುಗಿಸಿ ಜನರಿಗೆ ಅದರಿಂದ ಶುದ್ಧ ಕುಡಿಯೋ ನೀರು ಸಿಗ್ತಾ ಇದೆಯಾ?
0: 100% ಇನ್ನೊಂದು 15 ನಿಮ್ಗೆ ಗೊತ್ತಾಗುತ್ತೆ. ಅದೇ ರೀತಿ ಬಂದು ನಾನು ಇಲ್ಲಿ ಶಾಸಕರ ಮುಖಾಂತರ ಇನ್ನೂ ಒಂದು ಸ್ವಲ್ಪ ನಿಮ್ಮ ಇಲ್ಲಿ ಬರ್ತೀನಿ ತಿರ್ಗ ಆ ಕೆಲಸ.

16.5 ಕೋಟಿ ದುಡ್ಡು ಸ್ಯಾಂಕ್ಷನ್ ಆಗಿದೆ. ಒಳ್ಳೆ ಕೆಲಸ ನಡೀತಾ ಇದೆ, ಒಳ್ಳೆ ಟ್ಯಾಂಕ್ ಆಗಿದೆ, ಒಂದು 5 ಲಕ್ಷ ಲೀಟರ್ ಟ್ಯಾಂಕ್ ಆಗಿದೆ. ಆಲ್ರೆಡಿ ಚೆಕ್ ಮಾಡ್ತಿದೀವಿ ನೀರನ್ನ, ಎಲ್ಲರ ಮನೆಗೂ ನೀರು ಹೋಗ್ತಾ ಇದೆ. ಅದು ನಿಮ್ಗೆ ಮೊದಲೇ ಹೇಳಿದೆ ನಾನು, ಅದರಲ್ಲಿ ಎಷ್ಟೊಂದು ನಲ್ಲಿಗಳಿಗೆ ಹೋಗ್ದಿರೋದು, ಯಾಕಂದ್ರೆ ಕಲೆಕ್ಷನ್ ಮಿಸ್ಟೇಕ್ ಆಗಿರುತ್ತದೆ ಅರ್ಜೆಂಟ್ಲಿ ಕೊಡುವಾಗ. ತಿರ್ಗಾ ಅದನ್ನು ತೆಗೆಸ್ಬಿಟ್ಟು ತಿರ್ಗಾ ಅದನ್ನು ಕಲೆಕ್ಷನ್ ಕೊಟ್ಟಂತೆ ಸರ್. ನೀರು ತುಂಬ ಚೆನ್ನಾಗಿ ನೀಟಾಗಿ ಹೋಗಿ ನಂದು 15-20 ದಿನದೊಳಗೆ ಕೆಲಸ ಸಂಪೂರ್ಣ.

0: ನಮ್ದು ಕರೆಂಟ್ ಬಿಲ್ ಹೆಂಗ್ ಓಡ್ತದೆ ಆತರ ಓಡಕ್ ಸ್ಟಾರ್ಟ್ ಮಾಡುದು. ಹಾಗೆ ಜನಗಳಿಗೂ ಸ್ವಲ್ಪ ನೀರಿನ ಬಗ್ಗೆ ಅರಿವಾಯ್ತು, ನಾನು ಎಷ್ಟು ಮಿತಿಯಾಗಿ ಬೆಳೆಸ್ಬೇಕು ಅಂತ ಜನಗಳಿಗೆ ಹೋಯ್ತು. ಅದು
1: ಅತಿ ಹೆಚ್ಚಾಗಿ ನೀರನ್ನ ಪೋಲ್ ಮಾಡೋಂಥವ್ರಿಗೆ ಒಂದು ಪಾಠ ಅಂತಾನೆ ಹೇಳ್ಬೋದು.
0: ಹಾಗೆ ಅದಾಗ್ಬೇಕು. ಯಾಕಂತಂದ್ರೆ ಇವತ್ತು ನೋಡಿ, ಈ ಸಲ ಮಳೆ ಕಮ್ಮಿ.
1: ಹೌದು,
0: ಮಳೆ ಕಮ್ಮಿ ಇರೋದ್ರಿಂದ ರೈತರಿಗೆ ತುಂಬಾ ತೊಂದರೆ ಆಗಿದೆ. ರೈತರೇ ನಮ್ಗೆ ಬೆನ್ನೆ.
1: ಹೌದು,
0: ಅವರು ಬೆಳೆದಂತ ಬೆಳೆ ನಾವು ಬೆಳೆಯಕ್ ಹೋಗಲ್ಲ, ಅವ್ರು ಬೆಳೆದಂತದನ್ನ ತಗೊಂಡು ಕೊಟ್ಟರು ನಾವು ಊಟ ಮಾಡೋಕ್ಕಾಗೋದು. ಇವತ್ತು ಮಳೆ ಇಲ್ಲ ಅಂತಂದ್ರೆ ಅವ್ರಿಗೂ ಇಲ್ಲ ನಮಗೂ ಇಲ್ಲ. ಅದನ್ನ ನೀರನ್ನ ಯಾವ ರೀತಿ ಉಪಯೋಗಿಸ್ಬೇಕು, ನೀರನ್ನ ಜಾಸ್ತಿ ಖರ್ಚು ಮಾಡ್ಬಿಡ್ದು, ಎಷ್ಟು ಖರ್ಚು ಮಾಡ್ಬೇಕು ಅಷ್ಟು ಖರ್ಚು ಮಾಡ್ಬೇಕು. ನೀರು ಇಡೋದಾದ್ಮೇಲೆ ಅದನ್ನ ನಲ್ಲಿ ಹಾಕದೆ ಚರಣಿಗೆ ಬಿಡೋದು, ಅದನ್ನೆಲ್ಲ ಪ್ರತಿ ವಾರ್ಡಲ್ವೇ ಅದನ್ನ ದಯವಿಟ್ಟು ಇದ್ರ ಮುಖಾಂತರ ಹೇಳ್ತೀನಿ, ಅದನ್ನ ನೀರನ್ನ ದಯವಿಟ್ಟು ಅದನ್ನ ಚರಣಿಗೆ ಬಿಡೋದು, ಅದನ್ನೆಲ್ಲ ಬಿಡ್ಬಿಡಿ. ಅದನ್ನ ನೀರು ಮುಗಿತಾ ಆಫ್ ಮಾಡಿದ್ರೆ ಇನ್ನೊಂದು ಮನೆಗೆ ನೀರು ಹೋಯ್ತದೆ.
1: ಹೌದು,
0: ಇಲ್ಲ ಅಂತಂದ್ರೆ ಅಂತ ನೀರೆಲ್ಲ ತಿರ್ಗಾ ವೇಸ್ಟ್ ಆಗಿ ಹೋಗ್ತದೆ, ಬಚ್ಚಲಿಗೆ ಹೋದ್ರೆ ನೀರು ವೇಸ್ಟ್ ಆಗ್ತದೆ. ಅದರಿಂದ ಯಾಕಂದ್ರೆ ನಲ್ಲಿಯಲ್ಲಿ ನೀರು ಬರಲ್ಲ ಅನ್ನೋದು ನಿಮ್ಗೆ ಎಷ್ಟು ತೊಂದರೆ ಆಯ್ತದೆ. ನಲ್ಲಿ ನೀರು ಬಂದ ಹಿಡ್ದಾದ್ಮೇಲೆ ಅದನ್ನ ನೀರು ಹೊರಗಡೆ ಬಿಡೋದು ಅಷ್ಟೇ ತೊಂದರೆ ಆಗುತ್ತೆ. ತೊಂದರೆ ಯಾರಿಗೈತೆ, ನನಗೆ ವಾಟರ್ ಮ್ಯಾನ್ಗೆ ಇಬ್ಬರಿಗೆ ತೊಂದರೆ ಆಗೋದು. ಟ್ಯಾಂಕ್ ಖಾಲಿ ಆದಾಗ ವಾಟರ್ ಮ್ಯಾನ್ ಬಸೀರ್ ಅಂತ ಮತ್ತೆ ನಾಗೇಶ್ ಅಂತ ಸುಮಾರು ಜನ ವಾಟರ್ ಮ್ಯಾನ್ಸ್ಗಳಿದ್ದಾರೆ. ಅವ್ರು ಮಧ್ಯರಾತ್ರಿ 4 ಗಂಟೆ ರಾತ್ರಿ 5 ಗಂಟೆ ರಾತ್ರಿಗೆಲ್ಲ ಹೋಗಿ ಟ್ಯಾಂಕ್ ಲೋಡ್ ಮಾಡ್ತಾರೆ. ಒಂದೇ ಸೋಮೇಶ್ವರನ ದೇವಸ್ಥಾನ ಹತ್ರ ನಮ್ದೊಂದು ಮೋಟರ್ ಕೆಟ್ಟಾಗಿದೆ ಸರ್ ನಮ್ದು. ಅಲ್ಲಿ ನಾವು ರೆಡಿ ಮಾಡಿಸ್ಬೇಕಾದ್ರೆ ತುಂಬ ಭಯ ಆಯ್ತದೆ, ಅಲ್ಲಿ ಎಂತೆಂಥ ಹಾವುಗಳಿರ್ತದೆ ಅಂತಂದ್ರೆ. ಮತ್ತೆ ಅದನ್ನು ಮಧ್ಯದಲ್ಲಿ ಮೋಟರ್ನ ಒಳಗಡೆ ಇಳಿದ್ಬಿಟ್ಟು ಮೋಟರ್ ಕೆಟ್ಟದಂತ ಸಂದರ್ಭದಲ್ಲಿ ಕೆಳಕ್ಕೆ ಇಳಿಬೇಕು. ಅದನ್ನ ನಿಮ್ಗೆ ಫೋಟೋ ತೋರಿಸ್ತೀನಿ. ಅವರು ಮಿನಿಮಮ್ ಕಮ್ಮಿ ಆದ್ರೆ ಕುತ್ತಿಗೆ ಗಂಟೆ ಕೆಳಕ್ಕೆ ಇಳಿದ್ರು. ಅವರು ರೆಡಿ ಮಾಡಿ ಈಚೆ ಬರೋಣ, ನಿಮ್ ಜೀವ ಕೈಲಿರಲ್ಲ. ಅದರಿಂದ ಪ್ರತಿಯೊಬ್ಬರು ಹೇಳೋದನ್ನ ನೀರನ್ನ ಸ್ವಲ್ಪ ಮಿತಿಯಾಗಿ ಬಳಸಿ ಅಷ್ಟೇ.
1: ಅವಶ್ಯಕತೆಗೆ ತಕ್ಕಷ್ಟು ನೀರನ್ನು ಉಪಯೋಗಿಸಿದ್ರೆ ಪ್ರತಿಯೊಂದಕ್ಕೂ ಪ್ರತಿಯೊಬ್ಬರಿಗೂ ಸಹ ಸಹಕಾರಿಯಾಗುತ್ತೆ. ಸರಿ, ಇಲ್ಲಿಯವರೆಗೆ ವಾರ್ಡಿನ ಅಭಿವೃದ್ಧಿಯಲ್ಲಿ ತಮ್ಮ ಪಾತ್ರ ಹೇಗಿತ್ತು, ಅದ್ರ ಬಗ್ಗೆ ಏನಾದರೂ ಹೇಳೋದಾದ್ರೆ?
0: ಪಾತ್ರ ಏನಂತಂತಂದ್ರೆ, ಅವ್ರ ಜನಗಳಿಗೆ ಏನ್ ಹೇಳಿದೆ ಅದನ್ನ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀನಿ. ನನ್ನ ವಾರ್ಡ್ ಅದು, ನನ್ನ ಜನ ಆಯ್ಕೆ ಮಾಡಿದ್ದಾರೆ. ಆ ವಾರ್ಡಲ್ಲಿ ಯಾವುದೇ ಥರದಲ್ಲಿ ತೊಂದರೆ ಆಗ್ಬಾರ್ದು. ತೊಂದರೆ ಆಗದಿರೋ ರೀತಿಯಲ್ಲಿ ನಾ ಕೆಲಸ ಕಾರ್ಯಗಳು ಮಾಡಬೇಕು. ಇನ್ನೂ ಕೆಲಸ ಮಾಡ್ಬೇಕು ನಾನು, ಇಷ್ಟಕ್ಕೆ ಅಂತೆಲ್ಲ. ಈಗ ನಾನು ನಮ್ಮದೇ ಶಾಸಕರು ಇರೋದ್ರಿಂದ ನನ್ನ ಕೆಲಸ ಆಗಬೇಕು ಸರ್ ಅಂದು ಅಂತ, ನನಗೆ ಎಷ್ಟೇ ಜನಾಂಗ ಅಲ್ಲಿದೆ ಜಾಸ್ತಿ, ನನಗೆ ಕೆಲಸ ಆಗಬೇಕು ಸಾಹೇಬ್ರೆ ಅಂತ ಕೇಳಿದಂಥ ಸಂದರ್ಭದಲ್ಲಿ ಖುಷಿಯಾಗಿ ಕೆಲಸ ಕೊಟ್ಟರು. ಈಗ ಯಾಕಂದರೆ ಒಳ್ಳೆ ಶಾಸಕರು, ಸುಮ್ಮನೆ ಏನೇನು ಹೇಳ್ಬೋದು, ಆದರೆ ಇರೋದೇ ಇದ್ದೇ ಇರ್ತದೆ. ಆದರೆ ಇವತ್ತವರೆಗೆ ಒಂದು ಹೇಳ್ತಲ್ವ, ಮೂಗು ಬಸವಣ್ಣ ರೀತಿ, ಮುಂದೆ ಬಂದರೆ ಟಿವಿಯಲ್ಲ, ಹಿಂದೆ ಬಂದರೆ ಅದೇ ಇಲ್ಲ. ಆ ಥರ ಶಾಸಕರು, ಒಳ್ಳೆ ಶಾಸಕರು, ಪ್ರತಿಯೊಬ್ಬರಿಗೂ ಕೂಡ ಸಿಗೋಂಥ ಶಾಸಕರು. ಸುಮ್ಮನೆ ಏನೇ ಹೇಳ್ಬೋದು, ಆದರೆ ಇವತ್ತಿನ ಲೆಕ್ಕದಲ್ಲಿ ಒಳ್ಳೆ ಮನಸ್ಸ, ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ತಾರೆ. ಓದೋದಂಥವ್ರನ್ನ ಅಷ್ಟೇ ಪ್ರೀತಿಯಿಂದ ಮಾತಾಡಿಸ್ತಾರೆ. ಅವ್ರು ಬಂದ ಮನೆಗೆ ಹೋದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರನ್ನೂ ಅಸೀಸ್ ಕಳಿಸಲ್ಲ. ಒಂದು ಹೇಳ್ಬೇಕು ಅಂತಂತಂದ್ರೆ, ಅವರು ಫಸ್ಟ್ ಅವ್ರು ಬರೋಕ್ಕಿಂತ ಮುಂಚೆಲೆ ಎಲ್ಲರಿಗೂ ತಿಂಡಿ ಆಗಿದೆಯಾ, ಕಾಫಿ ಕುಡಿದಿದ್ದಾರ, ನೀರು ಕುಡಿದಿದ್ದಾರ, ನೀರು ಏನು ಕುಡಿದ್ರು, ಅದಕ್ಕೆ ಅಂದ್ಬಿಟ್ಟು ಸುಮಾರು ಜನ ಒಂದು 10-15 ಜನ ಕೆಲಸಕ್ಕಿಟ್ಟವ್ರು. ಹೋದಂಥ ಸಲ ಅಂಥ ಶಾಸಕರು ನಮ್ಮ ನಮ್ಮ ನಮ್ಮ ತಾಲೂಕಿಗೆ ಸಿಕ್ಕಿರೋದು ಹೆಮ್ಮೆ. ಈಗ ಒಳ್ಳೆ ಇವತ್ತು ನೋಡಿ ಅದೊಂದು ಹೇಳ್ಬಾರ್ದು, ಯಾಕಂದ್ರೆ ಸರ್ಗುರ್ದಂತ ಕಬಿನಿ ಹತ್ರ ಒಂದು ಒಳ್ಳೆ ಬ್ರಿಡ್ಜ್ ಆಯ್ತಾ ಇದೆ.
1: ಹೌದು,
0: ಅವ್ರ ಶ್ರಮ ಎಷ್ಟಿರ್ಬೇಕು. ಸುಮ್ಮ ಒಬ್ಬ ಜನಪ್ರತಿನಿಧಿಗೆ ಕೆಲಸ ಮಾಡಿಲ್ಲ ಅಂತ ಹೇಳ್ತೀವಿ, ಕೆಲಸ ಮಾಡ್ಬೇಕಾದ್ರೆ ಅವ್ರು ಎಷ್ಟು ಮಿನಿಸ್ಟ್ರಿಗಳು ಸುತ್ತಬೇಕು ಅಂತ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ನನ್ನ ಒಳ್ಳೆ ಜನ ಆಯ್ಕೆ ಮಾಡಿದ್ರೆ ಅಲ್ಲಿ ಏನು ಮೂಲಭೂತ ಸೌಕರ್ಯ ಆಗಬೇಕು. ಒಳೆ ಬಂದಂಥ ಸಂದರ್ಭದಲ್ಲಿ ಸೇತುವೆ, ಮೋಟರ್ ಸೇತುವೆ ಮೇಲೆ ನೀರು ಬಂದ್ಬಿಟ್ರೆ ಡ್ಯಾಮ್ ಮೇಲೆ ಹೋಗ್ಬೇಕಾಯ್ತು.
1: ಹೌದು,
0: ಯಾಕಂದ್ರೆ ನಾಳೆ ದಿನ ಡ್ಯಾಮ್ ಎಲ್ಲ ಲೋಡ್ ಗಾಡಿಗಳು ಹೋಯ್ತಿರ್ಬೇಕಾದ್ರೆ ಆ ಡ್ಯಾಮ್ಗೆ ಹೆಚ್ಚು ಕಮ್ಮಿ ಆಯ್ತದೆ ಅಂತ ಸಂದರ್ಭದಲ್ಲಿ ಪಾಪ ಅದಕ್ಕೆ ಒಳ್ಳೆ ಬ್ರಿಡ್ಜ್ನ ತಗೊಬಂದು ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ. ಅವರು ಕೂಡ ಅವ್ರಿಗೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದರಿಂದ ಶಾಸಕರು ಇನ್ನೂ ಒಳ್ಳೆ ಕೆಲಸ ಕಾರ್ಯಗಳು ಮಾಡೋಕ್ಕೆ ಶಕ್ತಿ ತುಂಬಲಿ, ಅವ್ರಿಗೆ ದೇವರು ಭಗವಂತ ಒಳ್ಳೆ ಆಯಸ್ಸು ಅವರಿಗೆ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತೀವಿ.
1: ಸರ್, ನಿಮ್ಮ ಒಂದು ಸದಸ್ಯತ್ವದಲ್ಲಿ ಇನ್ನು ವಾರ್ಡಿನ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳನ್ನ ಏನೇನು ಹಾಕೊಂಡಿದ್ದೀರಾ?
0: ನನಗೆ ಇನ್ನೂ ಏನಂತಂದ್ರೆ, ಅಲ್ಲಿ ಸೋಲಾರ್ ಲೈಟ್ ಮೊದಲೊಂದ್ಸಲ ಹಾಕ್ಸಿದೆ. ಕರೆಂಟ್ ಇಲ್ಲದ ಸಂದರ್ಭದಲ್ಲಿ ಸೋಲಾರ್ ಆಗಬೇಕು, ಅದನ್ನ ಸರಿಯಾದ ರೀತಿಲಿ ಉಪಯೋಗಿಸ್ಕೊಳ್ಳಿಲ್ಲ. ನನಗೆ ಅದು ತುಂಬಾ ನೋವಾಯ್ತದೆ. ಯಾಕಂದ್ರೆ ನಾನು ಅದು ಪ್ರತಿಯೊಂದು ಎಲ್ಲಿ ಜನ ಓಡಾಡ್ತಾರೆ, ಕರೆಂಟ್ ಇಲ್ಲದ ಸಂದರ್ಭದಲ್ಲಿ ಸೋಲಾರ್ ಲೈಟ್ ಹಾಕ್ಸಿದೆ. ಆ ಸೋಲಾರ್ ಲೈಟ್ ಇನ್ನೂ ತುಂಬಾ ತುಂಬಾ ಚೆನ್ನಾಗೇ ಇಲ್ಲ. ಸೋಲಾರ್ ಒಳ್ಳೆ ಸೋಲಾರ್ ಲೈಟ್ ಹಾಕ್ಸ್ಬೇಕು ಅನ್ನೋ ನನ್ನ ಆಸೆ ಇದೆ. ಯಾಕಂದ್ರೆ ನನಗೆ ಯಾವತ್ತೂ ನಾನು ಆಡಲ್ಲಿ ಸ್ವಚ್ಛತೆ ಚೆನ್ನಾಗಿರ್ಬೇಕು, ನೀರು ಚೆನ್ನಾಗಿ ಹೋಗ್ಬೇಕು, ಕಸ ರೋಡ್ಲಿ ಬಿದ್ದಿರಬಾರ್ದು, ರೋಡ್ ಚೆನ್ನಾಗಿರ್ಬೇಕು, ಪ್ರತಿಯೊಂದು ಮೂಲಭೂತ ಸೌಕರ್ಯಗಳಲ್ಲಿ ನನಗೆ ಇನ್ನೂ ಸುಮಾರು ಕೆಲಸ ಮಾಡಬೇಕು ಅಂತಿದೆ. ಆಗುತ್ತೆ, ಮುಂದಿನ ನಮ್ಗೆ ಏನ ಹೇಳದ್ನಲ್ಲ, ಒಳ್ಳೆ ಶಾಸಕರು ಇದ್ದಾರೆ, ಕೆಲಸ ಕಾರ್ಯಗಳು ಮಾಡೋಕ್ಕೆ ನನ್ನ ಜೊತೆ ನಾನು ಯಾವಾಗಲೂ ಅದ್ರ ಬಗ್ಗೆ ತೊಡಸ್ಕೊತೀನಿ. ಯಾರಿಗೊಂದು ವಿಧವೇತನ ಆಗಬೇಕು, ಒಂದು ಕ್ಯಾಸ್ಟ್ ಇನ್ಕಮ್ ಆಗ್ಬೇಕು ಸಂದರ್ಭದಲ್ಲಿ, ಯಾರು ಫೋನ್ ಮಾಡಿದ ಸಂದರ್ಭದಲ್ಲಿ

0: ಒಳ್ಳೆಯ ವಿಎಗಳಿದ್ದಾರೆ, ಆರೇ ಇದ್ದಾರೆ, ತಹಸೀಲ್ದಾರ್ ಇದ್ದಾರೆ, ಕೆಲಸ ಆಗಬೇಕು ಅಂತ ಸಂದರ್ಭದಲ್ಲಿ ಮಾಡ್ಕೊಡ್ತಾರೆ. ಅದೇನು ಬೇಕಾಗಿರೋದು, ಅವ್ರು ಹೇಳಿದಾಗ ನಾನು ಅವ್ರ ಕೆಲಸ ಮಾಡಿದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಅಂತ ನನಗೆ ಒಳ್ಳೆ ಹೆಸರು ಬರುತ್ತೆ.
1: ಹೌದು,
0: ಇನ್ನೂ ಒಳ್ಳೆ ಕೆಲಸ ಆಗಬೇಕು, ಇನ್ನೂ ಸ್ವಲ್ಪ ನನಗಿದೆ ಮನಸ್ಸಲ್ಲಿದೆ ಒಳ್ಳೆ ಕೆಲಸ ಮಾಡಬೇಕು ಅಂತ. ಆ ಕೆರೆಯ ಬಗ್ಗೆ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಅವರು ಮತ್ತೆ ವರ್ತಕ ಮಂಡಳಿ ಸರಗೂರಿನ ಜನ ಎಲ್ಲ ಅದೊಂದು ಕೆರೆ ಬಗ್ಗೆ ಒಂದು ಒಳ್ಳೆ ಪಾರ್ಕ್ ಆಗಬೇಕು ಅಂತ. ಯಾಕಂದ್ರೆ ಕೆರೆ ಹಂಗೆ ಬಿದ್ದಿದ್ರೆ ಅದು ಕೆರೆ ಆಗಿರಲ್ಲ, ಅದು ಕಸ ತಗೊಂಡು ಸುರಿಯಕ್ಕೆ ಒಂದು ಸ್ಥಳ ಆಗೋಯ್ತು. ಇವತ್ತು ಪ್ರತಿಯೊಬ್ರು ಸ್ವಾಮಿ ವಿವೇಕಾನಂದ ಇವತ್ತು ನೋಡಿ ನಮ್ಮ ಸರ್ಗೂರು ಜನ ಎಲ್ಲರೂ ಅದಕ್ಕೆ ಸಾಥ್ ಕೊಡ್ತಿದ್ರು. ಅದು ಒಳ್ಳೆ ಪಾರ್ಕ್ ಆಗಬೇಕು. ಯಾಕಂದ್ರೆ ಜನ ನಮ್ಮ ತಾಯಿಂದಿರು ವಾಕ್ ಹೋಗಕ್ಕೆ ಅಲ್ಲಿ ಇಲ್ಲಿ ರೋಡ್ಲಿ ಹೋದಾಗ ಬೇರೆ ರೀತಿ ಕಾಣ್ತಾರೆ. ಅದೊಂದು ಪಾರ್ಕ್ ರೀತಿ ಆಗ್ಬಿಡ್ತು ಅಂತಂದರೆ ಅಲ್ಲೆಲ್ಲ ಸಿಸ್ಟರ್ ಆಗ್ಬೋದು, ಮತ್ತು ತಾಯಿಂದಿರದು ಒಳಗಡೆ ಅದನ್ನು ವಾಕಿಂಗ್ ಪ್ಲೇಸ್ ಆಯ್ತು ಆಯ್ತು ಅಂತಾರೆ. ವಾಕ್ ಆದಂಥ ಸಂದರ್ಭ ಕುಂತ್ಕೊಳಕ್ಕೆ ಒಳ್ಳೆ ಚೇರ್ಸು. ನಮ್ಮ ಪಂಚಾಯತಿಂದ ಏನಾಗಬೇಕು ನಾವು ಅದನ್ನು ಮಾಡಿಕೊಡ್ತೀವಿ, ನಾವೆಲ್ಲ ಕೌನ್ಸಿಲರ್ಗಳು ಸೇರಿ. ಮತ್ತು ಅದು ಬೇಗ ಕೆಲಸ ಸ್ಟಾರ್ಟ್ ಆಗಲಿಲ್ಲ. ನಾವು ಎಮ್ ಎಲ್ ಓ ಸಾಹೇಬ್ರ ಗಮನಕ್ಕೂ ತಂದಿದ್ದೀವಿ, ಎಮ್ ಪಿ ಸಾಹೇಬ್ರ ಗಮನಕ್ಕೂ ತಂದಿದ್ದೀವಿ. ಒಂದಿನ ಅವರು ಹೋಗೋಣ ಅಂತ ಹೇಳಿದ್ದಾರೆ, ಹೋಗ್ಬಿಟ್ಟು ಆದರೆ ಈಗ ಕೆಲಸ ಕಾರ್ಯ ನಡೀತಾ ಇದೆ. ಅದಕ್ಕೆ ಏನು ನಮ್ಮ ಕೈನಿಂದ ಏನು ಸಹಾಯ ಆಗಬೇಕು ಅಂತ ಮೊದಲೊಂದ್ಸಲ ಹೇಳ್ದಂಥ ಸಂದರ್ಭದಲ್ಲಿ ಮತ್ತು ಬ್ರಹ್ಮಣ ಸರ್, ನಾಗರಾಜಣ್ಣ ಸರ್ ಅವರೆಲ್ಲ ಒಂದ್ಸಲ ಜೆ ಸಿ ಬಿ ಕಳಿಸ್ಬೇಕು ಅಂತ. ನಿಮ್ಮ ವಿವೇಕಾನಂದ ಯೂತ್ ಮೂಮೆಂಟ್ ಅವರು ಡಾಕ್ಟರ್ ಫೋನ್ ಲೇಡಿ ಡಾಕ್ಟರ್ ನಮಗೆ ಸ್ವಲ್ಪ ಕೆಲಸ ಇದೆ. ಮತ್ತು ನಮ್ಮ ಪಾಸ ಸರ್ ಇದ್ರಲ್ಲ ಅವರು ಜೆ ಸಿ ಬಿ ಕಳಿಸ್ಬೇಕಣ ಹಿಂಗೆ ಅಂತಂದು ಆ ಸಂದರ್ಭ ನಾ ಚೀಪ್ ಆಫ್ಸರ್ ಅರ್ಜೆಂಟ್ ಸರ್ ಜೆ ಸಿ ಬಿ ಕಳಿಸ್ಲೇಬೇಕು. ಅವರು ಕಂಟಿನ್ಯೂ 5 ದಿನ ಜೆ ಸಿ ಬಿ ಕಳಿಸ್ತಾರೆ. ಆಗ ನಂಗೆ ತುಂಬ ಫೋನ್ ಮಾಡಿದೆ, ತುಂಬ ಟ್ಯಾಂಕ್ಸ್ ಅಣ್ಣ, 7 ತಕ್ಷಣ ಕಳಿಸಿದ್ದೀನಿ. ಅದನ್ನ ಊರಿನ ಕೆಲಸ ಅಲ್ವಾ, ನನ್ನ ಕೆಲಸ ಆದ್ರೆ ಕಷ್ಟ, ಊರಿನ ಕೆಲಸಕ್ಕೆ ಯಾವಾಗ ನೀವು ಎಷ್ಟೊತ್ತಲ್ಲಿ ಅದ್ರಲ್ಲಿ ಫೋನ್ ಮಾಡಿ ನಾನು ಅದಕ್ಕೆ ನಾ ತೊಡಸ್ಕೊತೀನಿ, ನಿಮ್ಮ ಜೊತೇಲಿ ಇರ್ತೀನಿ ಅಂದ್ಬಿಟ್ಟು ಅಧ್ಯಕ್ಷರು ಚೈತ್ರ ಅವರು, ಉಪಾಧ್ಯಕ್ಷರು ಮತ್ತೆ ನಮ್ಮ ಸರ್ವ ಸದಸ್ಯರುಗಳು ಆ ಕೆಲಸ ಮಾಡೋ ಪ್ರತಿಯೊಬ್ಬರು ಕೂಡ ಜೊತೆಲಿ ಬಂದು ನಿಂತ್ಕೊಂಡು ಏನಾಗಬೇಕು ನಾ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಬೇಗ ಪಾರ್ಕ್ ಆಗಕ್ಕೆ ಸಂಪೂರ್ಣ ನಮ್ಮ ಕೈಯಲ್ಲಿ ಏನು ಸಹಾಯ ಆಗಬೇಕು ನಾವು ಜೊತೇಲಿ ನಿಂತ್ಕೊಂಡು ಮಾಡ್ತೀವಿ ಸರ್.
1: ಸರ್, ಒಟ್ಟಾರೆಯಾಗಿ ವಾರ್ಡಿನ ಒಂದು ಅಭಿವೃದ್ಧಿಯಲ್ಲಿ ಯುವಕರು ಮತ್ತು ಸಾರ್ವಜನಿಕರ ಪಾತ್ರ ಹೇಗಿದೆ?
0: ಒಳ್ಳೆ ಯುವಕರಿದೆಲ್ಲ ನಮ್ಗೆ ಸಪೋರ್ಟ್ ಕೊಡ್ತಾರೆ, ಪ್ರತಿಯೊಬ್ಬರು ಯಾವುದೇ ಥರದ ಕೆಲಸ ಕಾರ್ಯಗಳಿಗಾದ್ರೂ ಜೊತೇಲಿ ಬರ್ತಾರೆ. ಕೆಲಸ ಏನಾರ ಇದಾಗಬೇಕು ಏನಾರ ಆಗಬೇಕು ಅಂತ ತಿರ್ಗಾ ಫೋನ್ ಮಾಡ್ತಾರೆ, ಈ ಥರ ಕೆಲಸ ಆಗಿಲ್ಲ ಅದೊಂಚೂರು ನೋಡಿ ಅಂತ. ಏನಾಗಬೇಕು ಅಂತ ಸಂದರ್ಭದಲ್ಲಿ ಫೋನ್ ಹೇಳಿದ ತಕ್ಷಣ ನಾನು ನಮ್ಮ ಅಧಿಕಾರಿ ವರ್ಗದವ್ರು ತಿಳಿಸ್ತೀನಿ, ನಿಮ್ಗೇನು ಫೋನ್ ಮಾಡಿದ್ರೆ ಇದು ಆಗಬೇಕಂತ ನೋಡಿ ಅಂತ. ಅದಾದ ತಕ್ಷಣ ಅದು ಸ್ವಲ್ಪ ಟೈಮ್ ಚೇಂಜ್ ಆಗ್ಬೋದು, ಅದು ಅವ್ರು ಹೇಳ್ದಂಥ ಕೆಲಸನ ಬೇಗ ಕ್ಲಿಯರ್ ಮಾಡ್ತೀನಿ.
1: ಒಟ್ಟಾರೆಯಾಗಿ ಒಂದು ವಾರ್ಡಿನ ಅಭಿವೃದ್ಧಿಯನ್ನು ಮಾಡಬೇಕಾದಂತಹ ಸಂದರ್ಭದಲ್ಲಿ ಯುವಕರಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಪ್ರತಿಯೊಬ್ಬರು ಸಹ ವಾರ್ಡಿನ ಅಭಿವೃದ್ಧಿಗೆ ಪ್ರತಿಯೊಬ್ಬರು ಒಂದು ಶ್ರಮ ಅನ್ನೋದನ್ನ ಕೊಟ್ಟೆ ಕೊಡ್ತಾರೆ, ಒಂದು ಬೆಂಬಲ ಅಂತೂ ಪ್ರತಿಯೊಬ್ಬರಿಂದನೂ ಸಿಕ್ಕೇ
0: ಸಿಗುತ್ತೆ. ಪ್ರತಿಯೊಬ್ಬರು ಎಲ್ಲ ತಾಯಿಂದಿರಬಹುದು, ಅಕ್ಕಂದಿರಬಹುದು, ಅಣ್ಣ ತಮ್ಮದಿರಬಹುದು, ಪ್ರತಿಯೊಬ್ಬರು ಸಾಥ್ ಕೊಡ್ತಾರೆ. ಸಾಥ್ಗಳನ್ನು ಇವತ್ತು ನಾನು 3ನೇ ಬಾರಿ ಕೌನ್ಸಿಲರ್ ಆಗಿದ್ದೀನಿ, ಅದಕ್ಕೆ ಅವ್ರ ಸಹಕಾರ ಇಲ್ಲದೆ ನಾನು ಇಲ್ಲಿ ಕೌನ್ಸಿಲರ್
1: ಆಗುತ್ತೆ.
0: ಅದರಿಂದ ಪ್ರತಿಯೊಬ್ಬರು ಸಹಕಾರ ನಮ್ಮ ಜೊತೆಲಿದೆ. ನಾನು ಹೇಳ್ದಲ್ಲ ಸರ್, ಬೆಳಿಗ್ಗೆ ನಾವು ವಾಕ್ ಹೋಗಿದ್ದು ಬಂದಂತ ಸಂದರ್ಭ ಬಂದು ಫಸ್ಟು ಮನೆಗೆ ಹೋಗಲ್ಲ, ಫಸ್ಟ್ ವಾರ್ಡ್ ಹೋಗ್ತೀನಿ. ವಾರ್ಡ್ಗೆ ಹೋಗಿ ಒಂದು ರೌಂಡ್ ವಾರ್ಡ್ ತಿರುಗಿಸ್ಕೊಬರ್ತೀನಿ, ಏನಾರ ಒಂದು ಇದೆಯಂತ ಬೈಕ್ಲಿ ಎಲ್ಲ ತಗೊಂಡೋಗಿ ನಿಲ್ಲಿಸ್ತೀನಿ, ಏನೋ ಪ್ರಾಬ್ಲಮ್ ಇದ್ರೆ ಹೇಳ್ತಾರೆ. ನಾನು ಅದೇನಾಗಬೇಕು ನನ್ನ ಕೈಲಿ ಅದು ಪಂಚಾಯತಿಯಿಂದ ಏನು ಕೆಲಸ ಆಗಬೇಕು ಅದು ಮಾಡ್ತೀನಿ. ನನಗೆ ನಿಮ್ಮ ಮೊದಲೇ ಹೇಳ್ದೆ, ನನಗೆ ತಲೆಯಲ್ಲಿರೋದು ಏನಂದ್ರೆ ಮನೆ ಹೌಸಿಂಗ್ ನಂಗೆ ಬೇಕು. ಅದು ಅದೊಂದು ಸ್ವಲ್ಪ ಮನೆ ತಂದು ಹಾಕಿದ್ರೆ ಸುಮಾರು ಅಲ್ಲಿರೋಂಥ ಕೈ ಹಂಚಿನ ಮನೆಗಳು ಸುಮಾರು ಇದೆ, ತೆಗೆದು ಅದನ್ನು ತೊಗಸ್ಬೇಕು ಅಂತ ನನ್ನ ಆಸೆ.
1: ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುವರಿಗೆ ಜೊತೆಗೆ ಸರಗೂರಿನ ಸಾರ್ವಜನಿಕರಿಗೆ ಏನಾದರೂ ಸಂದೇಶವನ್ನು ಕೊಡೋದಾದರೆ ಏನಂತ ಕೊಡೋದಕ್ಕೆ ಬಯಸ್ತೀರ?
0: ಜನಧ್ವನಿಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ಬರ್ತದೆ. ಡಿ ಸಿ ಅವರಿಗಿರ್ಬೋದು, ಪ್ರತಿಯೊಬ್ಬರು ಒಂದು ಒಳ್ಳೆ ಕಾರ್ಯಕ್ರಮಗಳು ಕೊಡ್ತಿದ್ದಾರೆ, ಆಗುಹೋಗುಗಳ ಬಗ್ಗೆ ಅರಿವು ಮೂಡಿಸ್ತಿದ್ದಾರೆ. ಅದರಿಂದ ನಿಮ್ಗೆ ತುಂಬ ಧನ್ಯವಾದಗಳು. ಯಾಕಂದರೆ ಈ ಜನಧ್ವನಿ ಅನ್ನೋದಂತಂದು ಪ್ರತಿಯೊಬ್ಬರಿಗೆ ಮಾದರಿ ಆಯ್ತದೆ. ನಾವು ಏನು ಕೆಲಸ ಮಾಡಿದ್ದೀವಿ, ಏನು ಕೆಲಸ ನೀವು ಏನು ಹೇಳ್ತೀರಾ ಅದು ನಾವು ಆಗಿದೆಯಾ ಆಗಿಲ್ವ ಅಂತಂದರೆ ಜನಗಳಿಗೆ ಒಳ್ಳೆ ಮುಡಿಸ್ತೀರ. ನಾಳೆ ದಿನ ಕೆಲಸ ಮಾಡಿಲ್ಲ ಅಂತಂದ್ರೆ ನಾಳೆ ಇದು ಕೆಲಸ ಮಾಡಿಲ್ಲ ಅಂತಂತ ಸಂದರ್ಭದಲ್ಲಿ ಅವ್ರು ಹೇಳ್ಬೋದು, ಅಲ್ಲಿ ಜನಧ್ವನಿಯಲ್ಲಿ ಕೂತ್ಕೊಂಡು ಮಾತಾಡಿದ್ಯಪ್ಪ ಈ ಕೆಲಸ ಆಗಿದೆಯಾ ಆಗಿಲ್ಲ ಅಂತ ಅವ್ರು ಕೇಳ್ಬೋದು. ಕೂತ್ಕೊಂಡು ಈಗಲೂ ಕೂಡ ಅವ್ರು ಕೇಳ್ತಿರೋ ಚರ್ಚೆ ಮಾಡ್ಬೋದು, ಇವ್ರು ಮಾಡಿದಾರಲ್ಲ ಈ ಕೆಲಸ ಆಗಿದೆಯಾ ಅಂತ. ಅದರಿಂದ ಇವರು ಜನಧ್ವನಿ ಒಳ್ಳೆ ಕಾರ್ಯಕ್ರಮ. ಯಾಕಂದ್ರೆ ನೀವು ಕೋವಿಡ್ ಅಂತ ಸಂದರ್ಭದಲ್ಲಿ ನಿಮ್ಮ ಪಾತ್ರ ತುಂಬ ಇದೆ, ಅದ್ರಲ್ಲಿ ಅದಕ್ಕೆ ತುಂಬ ತುಂಬ ಧನ್ಯವಾದಗಳು. ಕೋವಿಡ್ ಅಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಜನಗಳ ಗಂಜಿ ಕೇಂದ್ರ ಇಲ್ಲೇ ತರ್ತಿದ್ರು. ಆ ಸಂದರ್ಭ ನಿಮ್ಮ ಪ್ರತಿಯೊಬ್ಬರು ಬೆಂಬಲ ಕೊಟ್ಟಿದ್ದಾರೆ ಜನಗಳಿಗೆ. ಆ ಸಂದರ್ಭದಲ್ಲಿ ಧ್ರುವನ್ ಸಾಹೇಬ್ರಿದ್ರು, ಅವರು ಕೂಡ ನಾ ಅವರೆಲ್ಲ ಬಂದು ಹೇಗಿದೆ ಚೆನ್ನಾಗಿದೆ ಅಂತಂದು ಕೂಡ ಎಲ್ಲ ನೋಡಿದ್ದೀನಿ. ಯಾಕಂದ್ರೆ ಎಷ್ಟೋ ಜನನ ಇಲ್ಲಿ ಬದುಕಿಸಿದಿರ, ಒಳ್ಳೆ ಕಾರ್ಯಕ್ರಮಗಳು ಕೊಡ್ತಾ ಇದ್ದೀರಾ. ಅದರಿಂದ ನಿಮಗೆಲ್ಲರಿಗೂ ತುಂಬ ತುಂಬ ಧನ್ಯವಾದ.

0: ಸರಗುಲ್ಲಿರ ಜನತೆ ಎಲ್ಲ ಒಳ್ಳೆ ಜನ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಪ್ರತಿಯೊಂದು ಅವ್ರಿಗೆ ಅವ್ರ ಮನಸ್ಸಲ್ಲಿ ಏನಿದ್ರೆ ಒಳ್ಳೆ ಕೆಲಸ ಕಾರ್ಯಗಳಾಗಬೇಕು, ಪ್ರತಿಯೊಂದು ವಾರ್ಡಲ್ಲೂ ಕೆಲಸ ಕಾರ್ಯಗಳಾಗಬೇಕು. ಯಾಕಂದ್ರೆ ನನ್ನ ಒಳ್ಳೆ ಆಗಬೇಕು ಅಂತಂತಲ್ಲ, ಪ್ರತಿಯೊಂದು ವಾರ್ಡಲ್ಲೂ ನಾನು ಏನು ಮೂಲಭೂತ ಸೌಕರ್ಯಗಳು ಆಗಬೇಕು ಅಂತಿದೆ, ಪ್ರತಿಯೊಂದು ವಾರ್ಡ್ಗೂ ಆಗಬೇಕು. ಯುವಕರಿಗೆ ಒಳ್ಳೆ ಉದ್ಯೋಗ ಸಿಗ್ಬೇಕು, ಎಲ್ಲಕ್ಕಿಂತ ಹೆಚ್ಚಾಗಿ ಯುವಕರು ಚೆನ್ನಾಗಿ ಓದಬೇಕು, ಒಳ್ಳೆ ಫೋರ್ಸ್ ಮ್ಯಾನ್ ಆಗಬೇಕು. ಒಳ್ಳೆ ತಂದೆ ತಾಯಿ ಅವ್ರ ಕಷ್ಟಪಟ್ಟು ಅವ್ರು ಓದಿಸ್ತಿದ್ರೆ, ಯಾಕೆ ಓದಿಸ್ತಿರ ಅಂದ್ರೆ ನನಗಾದಂಥ ನೋವು ನನ್ನ ಮಕ್ಳಿಗಾಗಬೇಕು ಅಂತ. ಅವರು ಒಳ್ಳೆ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಒಳ್ಳೆ ಡಾಕ್ಟರ್, ಇಂಜಿನಿಯರ್, ಲಾಯರ್ಸ್, ಪೊಲೀಸ್ ಏನಾರ ಒಂದಾಗಬೇಕು. ಯಾಕಂದ್ರೆ ನಾನು ಓದ್ಬಿಟ್ಟು ಬರೀ SLC ಪಾಸ್ ಮಾಡ್ಕೊಂಡು ಸುಮ್ಮನೆ ಕುತ್ಕೊಂಡು ಮೊಬೈಲ್ ಇಟ್ಕೊಂಡು ಕುತ್ಕೊಂಡ್ರದ್ದು ಕೆಲಸ ಅಲ್ಲ. ಚೆನ್ನಾಗಿ ಓದಿ ಆ ತಂದೆ ತಾಯಿಗೆ ಅವ್ರಿಗೆ ಎಷ್ಟು ಕಷ್ಟಪಟ್ಟು ನನ್ನ ಮಗ ಅಂತ ನನ್ನ ಮಗಳು ಅಂತ ಓದಿಸಿರ್ತಾರೆ, ಅವ್ರಿಗೆ ಲಾಸ್ಟ್ಗೆ ಅಪ್ಪ ನಮ್ಮ ನೀವು ಓದಿಸೋದಕ್ಕೆ ನಾನು ಇಂಥದ್ದಾಗಿದ್ದೀನಿ, ಅವ್ರಿಗೇನು ಅವ್ರಿಗೇನು ಊಟ ಕೊಡೋದು ಬೇಕಾಗಿಲ್ಲ, ಇವ್ರು ಊಟ ಉಡಿಸ್ಕೋಬೇಕು.
1: ಹೌದು,
0: ತಿರ್ಗಾ ತಂದೆ ತಾಯಿ ಹೊರಾಗ್ಬಾರ್ದು. ನನಗೇನು ಬೇಕಿರೋದು ಅದು ಚಿಕ್ಕದಿಂದ ಓದಿಸ್ದಲ್ದೆ ತಿರ್ಗಾ ಲಾಸ್ಟ್ಗೆ ತಿರ್ಗಾ ತಂದೆ ತಾಯಿಗೆ ಹೊರಾಗ್ಬಾರ್ದು ಅನ್ನೋದು ಮುಂದೆ. ಯುವಕರು ನಾನು ಏನಾದ್ರೆ ಚೆನ್ನಾಗಿ ಓದಿ ಒಳ್ಳೆ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಮೊಬೈಲ್ನ ಜಾಸ್ತಿ ನೋಡೋದು ಬಿಡಿ, ಓದೋದ್ರ ಬಗ್ಗೆ ಗಮನ ಹರಿಸಿ. ಯಾಕಂದ್ರೆ ಇವತ್ತು ಬಾಬಾ ಸಾಹೇಬ್ರು ಬರೆದಂಥ ಸಂವಿಧಾನದ ಅಡಿಯಲ್ಲಿ ನಾವು ಹೋಗ್ತಾರೆ. ಯಾಕಂದರೆ ಬಾಬಾ ಸಾಹೇಬ್ರು ಅವತ್ತಿನ ಕಾಲದಲ್ಲೇ ಒಳ್ಳೆ ಕೆಲಸ ಕಾರ್ಯಗಳನ್ನ ಸಂವಿಧಾನ ಬರೆದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ನಾನು ಇಲ್ಲಿ ಬಂದು ಕುತ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ಅವ್ರು ಕೊಟ್ಟಂಥ ಕೊಡುಗೆ.
1: ಹೌದು,
0: ಅವರ ವಿದ್ಯಾವಂತರು ಅವತ್ತಿನ ಕಾಲದಲ್ಲೇ ಫಾರಿನ್ಲೆಲ್ಲ ಓದಂಥವ್ರು. ಅವರು ಈ ಸಂವಿಧಾನ ಬರಿಬೇಕಾದ್ರೆ ಎಷ್ಟು ರಾತ್ರಿ ಎಷ್ಟು ಹಗಲುಗಳನ್ನ ಕಂಡಿರ್ಬೋದು. ಇವತ್ತು ನಮ್ಗೆ ಎಲ್ಲ ಥರ ಲೈಟ್ ಸಿಗುತ್ತೆ, ಅವತ್ತು ಲೈಟ್ ಇತ್ತಾ
1: ಇಲ್ಲ,
0: ದೀಪದ ಅಡಿಲಿ ಕುತ್ಕೊಂಡು ಓದಿದ್ದಾರೆ. ಇವತ್ತು ನಾವು ನಮಗೆ ಪ್ರತಿಯೊಂದು ಜಾತಿ ಜನಕ್ಕೂ ಒಂದು ಸಂವಿಧಾನದ ಅಡಿಯಲ್ಲಿ ರಾಜಕೀಯವಾಗಿ ಪ್ರತಿಯೊಬ್ಬರು ಕೊಟ್ಟು ಒಂದು 10 ಕೊಟ್ಟಿದ್ದಾರೆ.
1: ಹೌದು,
0: ಅದರಿಂದ ಅವ್ರಿಗೂ ಕೂಡ ಈ ಸಂದರ್ಭದಲ್ಲೇ ಬಾಬಾ ಸಾಹೇಬ್ ಧನ್ಯವಾದಗಳು ಹೇಳ್ತೀನಿ, ನಿಮಗೂ ಕೂಡ ಧನ್ಯವಾದಗಳು ಹೇಳ್ತೀನಿ.
1: ಸರ್, ಇಲ್ಲಿಯವರೆಗೂ ಒಂದು ತಮ್ಮ ವಾರ್ಡಿನ ಸ್ಥಿತಿಗತಿ ಆಗಿರ್ಬೋದು, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ ಆಗಿರ್ಬೋದು, ಇದರಲ್ಲಿ ಒಂದು ಸಾರ್ವಜನಿಕರು ಮತ್ತು ಯುವಕರ ಒಂದು ಪಾತ್ರದ ಬಗ್ಗೆ ಮತ್ತು ವಾರ್ಡಿನ ಅಭಿವೃದ್ಧಿಯ ಬಗ್ಗೆ ಜೊತೆಗೆ ಮುಂದಿನ ಒಂದು ಯೋಜನೆಗಳ ಬಗ್ಗೆ ಈ ವಿಚಾರಗಳ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು ಸರ್.
1: ಇಂದು ನಾವು ಸರಗೂರು ಪಟ್ಟಣದ 9ನೇ ವಾರ್ಡಿನ ಸದಸ್ಯರಾದ ಶ್ರೀಯುತ ಶ್ರೀನಿವಾಸ್ ರವರಿಂದ 9ನೇ ವಾರ್ಡಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ವಾರ್ಡಿನ ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ಸಮಸ್ಯೆಗಳನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 9.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
4: ಕೇಳುಗರೆ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ಪಟ್ಟಣದ 9ನೇ ವಾರ್ಡಿನ ಸ್ಥಿತಿಗತಿ, ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಪ್ರಸ್ತುತ ದಿನಗಳಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಸರಗೂರು ಪಟ್ಟಣ ಪಂಚಾಯಿತಿಯ ಪ್ರಸ್ತುತ 9ನೇ ವಾರ್ಡಿನ ಚುನಾಯಿತ ಸದಸ್ಯರಾದ ಶ್ರೀಯುತ ಶ್ರೀನಿವಾಸ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ. ಆತ್ಮೀಯರೇ, ಇನ್ನು ಮುಂದೆಯೇ ನಮ್ಮ ನಿಲಯದಿಂದ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಆತ್ಮೀಯರೇ, ಇನ್ನು ಮುಂದೆಯೇ ನಮ್ಮ ನಿಲಯದಿಂದ ಕಾನೂನು ಸಲಹೆ, ನಡುರಾತ್ರಿಯಲ್ಲಿ ಸ್ವಾತಂತ್ರ್ಯ ಭಾರತೀಯರ ಹಬ್ಬ ಎಂಬ ವಿಷಯದ ಕುರಿತು ಹೆಚ್ಡಿ ಕೋಟೆ ವಕೀಲರಾದ ಶ್ರೀಯುತ ಮಹೇಶ್ ಕುಮಾರ್ ಬಿಎನ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8

0: ಎಫ್ಎಂ ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ, ತಪ್ಪದೇ ಕೇಳಿ ಕಾನೂನು ಸಲಹೆ.
0: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 ಎಫ್ಎಂನಲ್ಲಿ.
2: ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿಯಾಗಿ ಹೇಳುವಂಥ ವಿಚಾರ ಏನಂತಂದರೆ, ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ, ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. 80th ಈ ಒಂದು ಹಬ್ಬ ನಮ್ಮದು, 79 ಕಳೆದು 80th ನಾವು ಇವತ್ತು ಕಾಲಿಡ್ತಾ ಇದ್ದೀವಿ. ಇವತ್ತು ಈ ಮಟ್ಟದಲ್ಲಿದೆ ನಮ್ಮ ದೇಶ ಅಂತಂದರೆ, ಇವತ್ತು ನಮಗೆ 80 ಆಗಿದೆ ಸ್ವತಂತ್ರ ಸಿಕ್ಕಿ ಅಂತ. ಆದರೆ ಹಿಂದೆ ನಮ್ಮ ದೇಶಕ್ಕಾಗಿ ಹೋರಾಡಿದ ವೀರರು, ಕೋಟಿ ಕೋಟಿ ಜನಸಂಖ್ಯೆಯಲ್ಲಿ ರಕ್ತನ ಬಸಿದು ಅವರು ಪಟ್ಟಂಥ ಕಷ್ಟದ ಫಲಿತಾಂಶ ಇವತ್ತು ನಮಗೆ ಸ್ವತಂತ್ರ ಸಿಕ್ಕಿದೆ. ನೋಡಿ, 1947 ಆಗಸ್ಟ್ 14 ಆ ಮಿಡ್ ನೈಟ್ ಏನಾಯಿತು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ಫ್ರೀಡಮ್ ಅಟ್ ಮಿಡ್ ನೈಟ್ ಅಂತೇಳಿ ಒಂದು ಆಂಗ್ಲ ಭಾಷೆಯ ಒಂದು ಪುಸ್ತಕ ಇದೆ. ಅದನ್ನು ಎಚ್ ಆರ್ ಚಂದ್ರವದನ್ರವರವರು ನಡುರಾತ್ರಿಯಲ್ಲಿ ಸ್ವತಂತ್ರ ಅಂತ ಹೇಳಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಆ ಒಂದು ಪುಸ್ತಕನ ಓದ್ರೆ ಯಾವ್ಯಾವ ರಾಜ್ಯದಲ್ಲಿ, ಎಲ್ಲಿ, ಯಾವ್ಯಾವ ಭಾಗದಲ್ಲಿ, ಯಾವ್ಯಾವ ಪ್ರದೇಶಗಳಲ್ಲಿ ಏನೇನು ನಡೀತು ಅನ್ನೋದ್ರ ಬಗ್ಗೆ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನು ನಾವು ಭಾರತೀಯರು ಆ ಪುಸ್ತಕನ ಓದಲೇಬೇಕು. ನೋಡಿ, ಆ ಒಂದು ಏನು ಆಗಸ್ಟ್ 15 ಹಿಂದಿನ ದಿನ ಆಗಸ್ಟ್ 14 ಆ ಡೆಲ್ಲಿಲಿ ಏನು ನಡೀತಾ ಇತ್ತು ಅಂತಂದರೆ, ನೋಡಿ ಆ ದಿನ ಹೆಂಗಿತ್ತು ಅಂತಂದರೆ, ಆ ಸಂಜೆ ವೇಳೆ ಸೂರ್ಯ ಮುಳುಗ್ತಾ ಇದ್ದಂತೆ ಆ ಬಿದಿರಿನ ದೊಣ್ಣೆ, ಜಿಂಕೆ ಚರ್ಮ, ಈ ಕಮಂಡಲ ಕೈಲಿಟ್ಕೊಂಡು ಈ ಜಟಾಧಾರಿಗಳಿಬ್ರು ಸನ್ಯಾಸಿಗಳು ಕಾರ್ನಲ್ಲಿ ಬರ್ತಾರಂತೆ. ಆಗ ಆ ಕಾರಿನ ಮುಂದೆ ಒಬ್ಬ ನಾಗಸ್ವರ ರಸ್ತೆಯಲ್ಲಿರೋ ಒಂದು 17 ಮನೆ ನಂಬರ್ಗೆ ಬಂತಂತೆ ಆ ಕಾರು. ಆ ಮನೆಯಲ್ಲಿ ಯಾರಿದ್ರು ಅಂತಂದರೆ, ಜವಾಹರ್ಲಾಲ್ ನೆಹರು ಅವರು ಅವರನ್ನು ಕೂರಿಸಿ ಒಂದು ಯಾವುದೋ ಒಂದು ಪವಿತ್ರ ತೀರ್ಥದಿಂದ ಅವರಿಗೆ ಏನೋ ಒಂದು ಅವರಿಗೆ ಹಾಕಿ ಅವ್ರ ಮೈಗೆ ಹಣೆಗೆ ವಿಭೂತಿ ಹಚ್ಕೊಂಡಿದ್ದಂಥ ಯಾರು ಅವ್ರು ನೆಹರು ಅವರ ಹಣೆಗೂ ಸಹ ವಿಭೂತಿ ಹಚ್ತಾರಂತೆ, ಕೈಗೆ ದಂಡನೂ ಕೊಡ್ತಾರಂತೆ, ಭುಜದ ಮೇಲೂ ಸಹ ಅವರು ಆ ಒಂದು ಯಾವುದೋ ಒಂದು ಮೊಗಟ ಓದಿಸಿ ಅವರು ಆಶೀರ್ವಾದನೂ ಸಹ ಮಾಡ್ತಾರೆ. ಸನ್ಯಾಸಿಗಳ ಕಂಡ್ರೆ ಈ ನಮ್ಮ ಈ ಜವಾಹರ್ಲಾಲ್ ನೆಹರು ಅವರಿಗೆ ಈ ಮತ್ತೆ ಈ ಸನ್ಯಾಸಿಗಳು ಮತ್ತೆ ಈ ಮತ ಜಾತಿ ಅಂದರೆ ಉರಿದು ಬಿಡ್ತಾ ಇದ್ದಂತೆ ಅವರು. ಆದರೆ ಅಂಥ ಸಮಯದಲ್ಲಿ ಅವರು ಈ ಥರ ಅವರಿಗೆ ನನಗೆ ವಿಭೂತಿ ಎಲ್ಲ ಹಾಕೋದಕ್ಕೆ ಅವರು ಸಮ್ಮತಿ ಕೊಡ್ತಾರಂತೆ. ನೋಡಿ, ಎಲ್ಲ ಕಡೆ ಆರಡುತ್ತಿದ್ದಂಥ ಯೂನಿಯನ್ ಜಾಕ್ ಬಾವುಟ ಆ ದಿನ ಏನು ಆಗಸ್ಟ್ 14 ಸಂಜೆ ಕೆಳಗಡೆ ಇಳಿತಂತೆ. ನೋಡಿ, ಅವ್ರ ಬಾವುಟ 14 ಸಂಜೆ ಇಳಿತಂತೆ ಆ ಜಾಗಕ್ಕೆ. ಮಾರನೇ ದಿನ ನಮ್ಮ ಭಾರತದ ಧ್ವಜ ಅಲ್ಲಿಗೆ ಹಾರಾಡುತ್ತೆ ಅನ್ನೋ ಒಂದು ಖುಷಿ ಆ ಜನಗಳಿಗೆ ಇತ್ತಂತೆ. ನೋಡಿ, ಆ ಲಕ್ನೋದ ಟವರ್ ಆಫ್ ರೆಸಿಡೆನ್ಸಿ ಮೇಲೆ, ಅದೊಂದು ಬಿಲ್ಡಿಂಗ್ ಮೇಲೆ ಹಾರಾಡ್ತಿದ್ದಂಥ ಬ್ರಿಟಿಷರ ಧ್ವಜವನ್ನು 1857 ಆ ದಿನದವರೆಗೆ ಇಳಿಸಿದ್ದೇ ಇಲ್ಲ. ಅಂದು ಅವರ ಕೆಚ್ಚದ ಮತ್ತು ಸಾಹಸದ ಪ್ರತೀಕ 14 ರಾತ್ರಿ 10 ಅದರ ಕೇರ್ ಟೇಕರ್ ಅದನ್ನು ಒಬ್ಬರು ಕೇರ್ ಟೇಕರ್ ಅನ್ನೋ ವ್ಯಕ್ತಿ ಅದನ್ನು ಇಳಿಸ್ತಾನಂತೆ. ಬಾವುಟ ಕಟ್ಟಲು ಇದ್ದ ಲೋಹದ ಕೋಲನ್ನು ಒಬ್ಬ ಕತ್ತರಿಸಿ ಹಾಕಿದ್ದಂತೆ. ಇನ್ನು ಟವಲ್ ಮೇಲೆ ಯಾವ ಬಾಟವನ್ನು ಆರಿಸಲಾಗುವುದಿಲ್ಲ ಅಂತ ಹೇಳ್ತಾರೆ. ನೆಹರು ಸನ್ಯಾಸಿಗಳು ಹಣೆಗೆ ಮೈಗೆ ಹಚ್ಚಿದ ವಿಭೂತಿಯನ್ನು ತೊಳೆದುಕೊಂಡು ಊಟಕ್ಕೆ ಕೂರ್ತಾರೆ. ತಕ್ಷಣವೇ ಅವರಿಗೆ ಒಂದು ಟೆಲಿಫೋನ್ ಕರೆ ಬರುತ್ತಂತೆ ನೆಹರು ಅವರಿಗೆ, ಲಾಹೋರ್ನಿಂದ ಫೋನ್. ಅಲ್ಲಿ ಹಿಂದೂಗಳು ಸಿಖ್ಖರು ಇದ ಮೊಹಲ್ಗಳಿಗೆ ಕುಡಿಯುವ ನೀರು ನಿಲ್ಲಿಸಿದ್ದಾರೆ, ಬೇಸಿಗೆದಾಗೆ ಉಳಿತಾ ಇದೆ, ಒಂದು ಕಡೆ ಬಾಯಾರಿಕೆ ಆಗ್ತಾ ಇದೆ, ಹೆಂಗಸರು ಮಕ್ಕಳು ನೀರಿಗೆ ಮೊಹಲ್ನಿಂದ ಹೊರಕ್ಕೆ ಬಂದಾಗ ನಮ್ಮ ಮುಸಲ್ಮಾನರು ಅವರನ್ನು ಕೊಂದಾಕ್ತಿದ್ದಾರೆ, ಇವರು ದೆಹಲಿಯಲ್ಲಿದ್ದು ಏನು ಮಾಡೋಕ್ಕೆ ಸಾಧ್ಯ? ನೆಹರು ಯೋಚನೆಗೆ ಒಳಗಾಗ್ತಾರೆ, ಚಿಂತೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಅಲ್ಲೇ ಇದ್ದಂಥ ಅವರ ಮಗಳು ಇಂದಿರಾ ಗಾಂಧಿ ಮೇಡಮ್ ಅವರು ಅವರು ಮತ್ತು ಅವರ ಅತಿಥಿ ಪದ್ಮಜಾ ನಾಯ್ಡು ಅಂತ ಅವ್ರ ಜೊತೆ ಇರ್ತಾನಂತೆ. ಅವ್ರು ಹೇಳ್ತಾರಂತೆ ಮಗಳಿಗೆ, ಮತ್ತು ಅವರ ಅತಿಥಿ ಪದ್ಮಜಾ ಅವ್ರಿಗೆ ಹೇಳ್ತಾರಂತೆ, ನಾನು ಹಿಂದೂ ಹೇಗೆ ಮಾತನಾಡಲಿ, ನನ್ನ ಸುಂದರ ಲೋಹರ ಉರಿಯುತ್ತಿದೆ ಎಂದು ಹೇಳಿದರು. ನೋಡಿ, ನವದೆಹಲಿ ಅದರ ಮಧ್ಯರಾತ್ರಿ 14 ಆಗಸ್ಟ್ 1947 ಡಾಕ್ಟರ್ ರಾಜೇಂದ್ರ ಪ್ರಸಾದ್ ದೆಹಲಿಯ ಮನೆಯ ಅಂಗಳದಲ್ಲಿ ಆ ರಾತ್ರಿ ಒಮ್ಮ

ನಡೀತಿತ್ತು. ಹೊಸ ನಮ್ಮ ದೇಶದ ಗೃಹಪ್ರವೇಶ ಅಂತೆ. ಅಗ್ನಿಕುಂಡಕ್ಕೆ ಬ್ರಾಹ್ಮಣ ಪುರೋಹಿತರು ಮಂತ್ರವನ್ನು ಗಟ್ಟಿಯಾಗಿ ಹೇಳ್ತಾ ಇದ್ರು. ಮುಂದೆ ಮಂತ್ರಿಗಳಾಗುವವರು ಸಾಲಾಗಿ ನಿಂತಿರ್ತಾರಂತೆ. ಸಾಲಾಗಿ ಬರುವವರಿಗೆ ಹಣೆಗೆ ಒಬ್ಬರು ಕುಂಕುಮ ಇಡ್ತಾ ಬರ್ತಾರೆ. ಸ್ವತಂತ್ರ ಭಾರತ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಲು ಅವರು ಸಿದ್ಧರಾಗ್ತಾರೆ. ದೇಶದ ಹೊರೆಯನ್ನು ಹೊರಬೇಕಾದಂಥ ನೆಹರು ಮಾತಾಡೋಕ್ಕೆ ಶುರು ಮಾಡ್ತಾರೆ. ಎಷ್ಟೋ ಒಂದು ಅಲ್ಲಿ ಚರ್ಚೆ ವಿಧಾನಗಳನ್ನು ನಡೆದ ನಂತರ ಸ್ವಲ್ಪ ಹೊತ್ತಿಗೆ ಲೋವರ್ನಿಂದ ಒಂದು ಸುದ್ದಿ ಅವರ ಮನಸ್ಸನ್ನು ಕದಡಿ ಹೋಗ್ತಾವಂತರ ಮಾಡುತ್ತಂತೆ. ಅವ್ರು ಯಾವುದೇ ಭಾಷಣ ಮಾಡೋದಕ್ಕೆ ಸಿದ್ಧ ಇರಲಿಲ್ಲವಂತೆ. ಅವ್ರ ಹೃದಯದಿಂದ ಒಂದು ಮಾತು ಬರ್ತದೆ, ಲಾಂಗ್ ಇಯರ್ ಹೆಗೋ ವಿ ಮ್ಯಾಡ್ ಯರ್ ರೈಸ್ಡ್ ವಿತ್ ಎ ಡೆನ್ಸಿಟಿ ನೀನ್ ಅಂತ ಹೇಳ್ತಾರೆ. ಅವರ ಭಾಷಣ ಭವನದ ಬಳಿ ಸಹಸ್ರಾರು ಜನರು ಅವರನ್ನು ನೋಡಲು ನೂಕು ನುಗ್ಗಲು ಭಾಷಣ ಕೇಳಲು ಇರ್ತಾ ಇದ್ದಂತೆ. ಆದರೆ 50 ದಿನ ಮಳೆ, ಆ ದಿನ ಮಳೆ 12 ಗಂಟೆ ಹೊಡೆದಾಗ ಒಬ್ಬ ಸಂಕನಾದ ಮಾಡ್ತಾರಂತೆ. ದೇಶದ ಸ್ವತಂತ್ರದ ಉದಯವಾಯಿತು, ಸಾಮ್ರಾಜ್ಯಶಾಹಿ ಯುಗ ಕಳೆಯಿತು ಅಂತ ಹೇಳ್ತಾರೆ. ಬರುತ್ತಿದ್ದ ಮಳೆ ನಿಂತೋಗುತ್ತೆ. ಆ ಒಂದು ಭವನ ಹೊರಗಿದ್ದಂಥ ಜನ ಏನೋ ಒಂಥರ ಸಂತೋಷ ಉಂಟಾರೆ. ನೇರವರು ಈಚೆ ಬಂದಾಗ ಅವರು ಸುತ್ತಮುತ್ತಿಕೊಡ್ತಾರೆ. ಪೊಲೀಸರು ಜನರ ನೂಕು ನುಗ್ಗಲು ನಿಯಂತ್ರಣಕ್ಕೆ ಪ್ರಯತ್ನ ಮಾಡ್ತಾರೆ. ಪಕ್ಕದಲ್ಲಿ ನಿಂತಿದ್ದ ಒಬ್ಬ ಸಹಾಯಕರೊಡನೆ ನೇರವರು ಮಾತಾಡ್ತಾರಂತೆ. 10 ವರ್ಷದ ಕೆಳಗೆ ಅಂದರೆ 10 ವರ್ಷದ ಹಿಂದೆ ಲಂಡನ್ನಲ್ಲಿ ಈ ವೈಸ್ರಾಯ್ ಲೀನ್ ಲಿತಾಗೋ ಅವ್ರ ಬಳಿ ಒಂದು ವಾಗ್ವಾದ ಮಾಡ್ತಾ ಹೇಳ್ತಾರಂತೆ. ಇನ್ನು 10 ವರ್ಷದೊಳಗೆ ನಾವು ಸ್ವತಂತ್ರ ಪಡೆಯುತ್ತೇವೆ ಅಂತ ಈ ನೆಹರು ಅವ್ರು ಹೇಳ್ತಾರೆ. ಅದಕ್ಕೆ ಅವರು ನಗುತ್ತಾ ಹೇಳಿದ್ರಂತೆ, ಇಂಡಿಯಾ ನನ್ನ ಕಾಲದಲ್ಲಿ ಸ್ವತಂತ್ರವಾಗುವುದಿಲ್ಲ, ನೀನು ನಿನ್ನ ಜೀವಮಾನದಲ್ಲಿ ಅದನ್ನು ನೋಡುವುದಿಲ್ಲ ಅಂತ ಹೇಳ್ತಾರೆ. ನೋಡಿ, ನಮ್ಮ ದೇಶ ನಮ್ಮ ಹತ್ರ ಬಂದವರೆ ನಮ್ಮನ್ನೇ ಸ್ವತಂತ್ರ ಆಗಿ ಬಿಡುವುದಿಲ್ಲ ಅಂತ ಹೇಳ್ತಾರೆ ಅಂತಂದರೆ ಆ ದಿನ ಎಷ್ಟು ನೋಡಿ ಹಿಂಗಾಗುತ್ತೆ. ಬ್ರಿಟಿಷ್ ರಾಜ್ ಅನ್ನುವ ಒಂದು ಭವ್ಯ ಅಂದರೆ ಕಳಂಕವತ್ತ ಕಟ್ಟಡ ಮತ್ತೊಂದಿಲ್ಲ. ಅಂದು ನಡುರಾತ್ರಿ ಗಂಟೆ ಹೊಡೆದಾಗ ಸಂಕವಾದ ಮೊಳಗಿತ್ತು. 2 ಹೊಸ ರಾಷ್ಟ್ರಗಳು ಸೃಷ್ಟಿಯಾದವು ನೋಡಿ. ದೇಶದ ಎಲ್ಲ ನಗರಗಳಲ್ಲೂ ಹಳ್ಳಿಗಳಲ್ಲಿ ತುಂಬ ಸಂಭ್ರಮವೋ ಸಂಭ್ರಮ. ನಾವು ಯಾವಾಗ ಇಲ್ಲಿ ಹಳ್ಳಿಗಳಲ್ಲಿ ಹಬ್ಬ ಮಾಡ್ತೀವಲ್ಲ ಸಂಭ್ರಮ, ಆ ಸಂಭ್ರಮ ಪ್ರತಿ ಹಳ್ಳಿಗಳಲ್ಲೂ ಪ್ರತಿ ರಾಜ್ಯಗಳಲ್ಲೂ ಪ್ರತಿ ಭಾಗ ಪ್ರದೇಶಗಳಲ್ಲೂ ಬರ್ತಿತ್ತು. ನಮ್ಮ ಭಾರತದೊಳಗೆ ದೇವಸ್ಥಾನಗಳು, ಮಸೀದಿಗಳು, ಆಮೇಲೆ ಆ ಕೆಲವೊಂದು ರೋಡ್ಗಳಲ್ಲಿ ಹಿಂಗಸರು ಸೀರೆ ಬಿಟ್ಕೊಂಡು ಹೋಗೋದಕ್ಕೆ ಆಗ್ತಿರಲಿಲ್ಲ. ಅಂಥ ಸಂದರ್ಭದಲ್ಲಿ ನಮಗೆ ಈ ಒಂದು ಸ್ವತಂತ್ರ ಸಿಕ್ಕಿದ ಮೇಲೆ ಎಲ್ಲರೂ ಅಲ್ಲಿ ಸ್ಯಾರಿ ಹಾಕ್ಕೊಂಡು ಆ ಒಂದು ಬೀದಿಲಿ ಹಬ್ಬದ ಸಡಗರ ಥರ ಓಡಾಡ್ತಾ ಇತ್ತು. ಇನ್ನೊಂದೇನು ಅಂತಂದರೆ ವೆರಿ ಇಂಪಾರ್ಟೆಂಟ್, ಈ ಸಿಪಾಯಿ ದಂಗೆಯಿಂದ ಒಬ್ಬ ಯೋಧ ಶಾಪಗ್ರಸ್ತವಾದ ಕಾನ್ಪುರದಲ್ಲಿ ಇಂಗ್ಲಿಷರು ಮತ್ತು ಭಾರತೀಯರು ಸಾರ್ವಜನಿಕವಾಗಿ ಒಬ್ಬರನ್ನೊಬ್ಬರು ಪ್ರೀತಿಯಿಂದ ಅಪ್ಪಿಕೊಳ್ಳುತ್ತಿದ್ದರು. 1942ರಲ್ಲಿ ಭಾರತ ರಾಷ್ಟ್ರೀಯ ಬಾವುಟವನ್ನು ಆರಿಸಿದೇನೆಂಬ ಕಾರಣಕ್ಕಾಗಿ ನೋಡಿ 1942ರಲ್ಲಿ ಒಬ್ಬ ವ್ಯಕ್ತಿ ರಾಷ್ಟ್ರೀಯ ಬಾವುಟವನ್ನು ಆರಿಸ್ತಾರೆ. ಅವನು ನಮ್ಮ ಭಾರತದ ಧ್ವಜವನ್ನು ಆರಿಸ್ತಾ ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಜೈಲು ಶಿಕ್ಷೆ ಅನುಭವಿಸಿದ. ಅಂಥ ವ್ಯಕ್ತಿನ ಕರೆದು ಅಂದು ಟೌನ್ ಹಾಲ್ನಲ್ಲಿ ಧ್ವಜಾರೋಹಣ ಮಾಡುವಂಥ ಮರ್ಯಾದೆ ಸಿಗ್ತದೆ ಆ ವ್ಯಕ್ತಿ. ಆ ಲಕ್ನೋದಲ್ಲಿ ಆ ಮಧ್ಯರಾತ್ರಿ ರೆಸಿಡೆನ್ಸಿಯಲ್ಲಿ ನಡೆದಂಥ ಸಮಾರಂಭ, IPS ಅಧಿಕಾರಿಗಳು ಆ ದಿನದ ರಾಜಸ್ವ ದಯಾಳಿಗೆ ಆಹ್ವಾನ ಪತ್ರ ಹೋಗಿತ್ತಂತೆ. ಒಂದು ಅಂದರೆ ರಾಷ್ಟ್ರೀಯ ಉಡುಗೆ ಆ ಒಂದು ಧೂತಿ ಉಟ್ರೆ ಸೂಕ್ತ ಎಂದು ಹೆಚ್ಚಾಗಿತ್ತು. ಆ ರಿಸೆಪ್ಷನ್ ಅದು ಆಗ ಔಪಚಾರಿಕವಾಗಿರ್ತದಂತೆ. ಉದ್ದನಿ ಮೇಜಿನ ಒಂದು ದೊಡ್ಡ ಒಂದು ಬೆಂಚ್ ಇರುತ್ತೆ. ಆ ಸಿಹಿ ತಿಂಡಿಗಳನ್ನು ಅಲ್ಲಿ ಸೇರಿಸಿಟ್ಟಿರ್ತಾರೆ. ಆ ಒಂದು ಏನು ಅದನ್ನು ಗೇಟ್ನ ತೆಗೆದ ತಕ್ಷಣ ಏನು ಗಂಡು ಮಕ್ಕಳು ಹೆಣ್ಮಕ್ಳು ಅಂದರೆ ಅಲ್ಲಿರೋಂಥ ಎಷ್ಟೋ ಸಾವಿರಾರು ಜನ ಸಡ್ ಸಡನ್ನಾಗಿ ನುಗ್ತಾರಂತೆ. ಆ ನುಗ್ಗಿದ್ದಕ್ಕೆ ಆ ಸಿಹಿ ತಿಂಡಿಗಳೆಲ್ಲ ಬಿದ್ದೋಗ್ತಾರೆ. ಆದರೆ ಈ ಮದ್ರಾಸು, ಬ್ಯಾಂಗ್ಳೂರು, ಪಾಟ್ನಾ ಈ ಮುಂತಾದ ನಗರಗಳ ಹಳ್ಳಿಗಳಲ್ಲಿ ದೇವಸ್ಥಾನಗಳಲ್ಲಿ ಆ ರಾತ್ರಿ ದೇವರಿಗೆ ವಿಶೇಷ ಅರ್ಚನೆಯನ್ನು ಮಾಡ್ತಾಯಿದ್ರು. ಈ ಮುಂಬೈನಲ್ಲಿ ಜನ ಸ್ವತಂತ್ರೋತ್ಸವವನ್ನು ಹೆಚ್ಚು ಆಸಕ್ತಿಯಿಂದ ಭಾವೋದ್ರೇಕದಿಂದ ಆಚರಿಸ್ತಾ ಇರ್ತಾರೆ. ಅಲ್ಲಿಯ ರಸ್ತೆಗಳು ಸ್ವತಂತ್ರಗೊಳಿಸೋದಕ್ಕಾಗಿ ಮಾಡಿದಂಥ ಹರತಾಳ, ಮುಷ್ಕರ, ಮೆರವಣಿಗೆ, ಪೊಲೀಸರ ಲಾಠಿ ಚಾರ್ಜ್ ಇವಕ್ಕೆಲ್ಲ ಸಾಕ್ಷಿಯಾಗಿತ್ತು. ಇದರ ಜೊತೆಗೆ ನಾವು ಹೇಗೆ ಹಬ್ಬ ಆಚರಿಸ್ತಿದ್ದಾಗ ಆಚರಿಸ್ತಿದ್ದಂಥ ಸಂದರ್ಭದಲ್ಲೂ ಸಹ ಪ್ರತಿಯೊಂದು ಧರ್ಮದಲ್ಲೂ ಕೆಟ್ಟ ಮನಸ್ಸಿರುವುದೇ ಇರುತ್ತೆ. ಕೊಟ್ಟ ಅಂತ ಹೇಳಿ ಒಂದು ಕೊಟ್ಟದ್ದನೆಂದು ಪ್ರದೇಶ, ಅಲ್ಲಿ ಇಡೀ ಹಿಂದೂ ಕುಟುಂಬವನ್ನು ಮುಸ್ಲಿಮರು ಕಡಿದು ಬೆಂಕಿಗೆ ಹಾಕ್ತಾರೆ. ಅದರ ಪಕ್ಕದಲ್ಲಿಯೇ ಕೆಲವು ಮುಸ್ಲಿಮರು ಹಿಂದೂಗಳಿಗೆ ಸಹಾಯ ಮಾಡಿರ್ತಾರೆ. ಅವ್ರನ್ನೂ ಸಹ ತುಂಡಾಗಿ ಅವ್ರು ಕತ್ತರಿಸ್ತಾರೆ. ಅದರಲ್ಲಿ ಅನೇಕ ಧರ್ಮದವರು ಇರ್ತಾರೆ. ಕಲ್ಕತ್ತಂಥ ಹಿಂಸೆಯಿಂದ ಸಿಡಿಬೇಕಾಯಿತು. ಹಿಂದೂ ಮತ್ತು ಮುಸ್ಲಿಂ ಗೋಂಡಗಳು ತಮ್ಮ ಚಾಕು ಮತ್ತು ಚೂರಿಗಳನ್ನು ಒಳಗಿಟ್ಕೊಂಡು ಒಂದು ಕಡೆ ಹೋರಾಟ, ಇನ್ನೊಂದು

0: ನಮ್ಮ ಸ್ವತಂತ್ರ ಬಂತಲ್ಲ ಅನ್ನೋ ಸಂತೋಷ. ಇವತ್ತು ನಮ್ಮ ಇವತ್ತು ಸಂಭ್ರಮ ಮಾಡ್ತಾ ಇದ್ದೀವಿ ಅಂತಂದರೆ ಅವತ್ತು ಹೇಗೆ ನಡೀತಾ ಇತ್ತು ಅಂತಂದ್ರೆ ರಕ್ತದ ಹೂಕೋಳಿ ನಡೀತಾ ಇತ್ತು. ಒಂದು ಕಡೆ ಸ್ವತಂತ್ರ ಸಿಕ್ತು ಅನ್ನೋ ಅಂತ ಒಂದು ಖುಷಿಯಾದ ಮತ್ತೊಂದು ಕಡೆ ನಮ್ಮ ದೇಶ ವಿಘಟನೆ ಆಗ್ತಾ ಇದೆ ಅನ್ನೋ ಒಂದು ದುಃಖ.
1: ಈ ಬೆನಾರಸ್ ಅಂತ ಈಗ ಆಗಸ್ಟ್ 15 ಮಾರ್ನಿಂಗ್ ಸ್ವತಂತ್ರದ ಸುಂದರ ಋಣೋದಯ. ಬೆನಾರಸ್ ಅನ್ನೋ ಒಂದು ಪ್ರದೇಶ ಭಾರತದ ಅತ್ಯಂತ ಪ್ರಾಚೀನ ನಗರಗಳೊಂದು. ಅಲ್ಲಿ ಏನು ರಾಷ್ಟ್ರದ ಒಂದು ಒಂದು ಹೊಸ ರಾಷ್ಟ್ರದ ಉದಯಕ್ಕೆ ಒಂದು ಪ್ರಾರ್ಥನೆ ನಡೀತಾ ಇತ್ತು.
2: ಇವರಿಗ ಹಿಮಾಲಯದಲ್ಲಿ ಹುಟ್ಟುವಂಥ ಪವಿತ್ರ ಗಂಗಾ ನದಿ 1500 ಮೈಲಿ
0: ಹರಿದು ಬಂಗಾಳ ಕೊಲ್ಲಿ ಸೇರ್ತದೆ. ಕೆಲವು ಕಡೆ ಸಣ್ಣದಾಗಿ, ಕೆಲವು ಕಡೆ ದೊಡ್ಡದಾಗಿ, ಕೆಲವು ಕಡೆ ಸೌಮ್ಯವಾಗಿ, ಕೆಲವು ಕಡೆ ಧುಮುಕಿ ವೇಗವಾಗಿ ಗಂಗೆಯ ಪಾತ್ರಗಳಲ್ಲಿ ಅನೇಕ ನಗರಗಳು ಹಳ್ಳಿಗಳಿವೆ. ಹಿಂದೂಗಳಿಗೆ ಇದೊಂದು ಪವಿತ್ರ ನದಿ. ಅಂದು ಬೆಳಿಗ್ಗೆ ಘಾಟ್ಗಳಿಗೆ ಸಾವಿರಾರು ಜನ ಬರ್ತಾರೆ. ಒಬ್ಬೊಬ್ಬರ ಕೈಯಲ್ಲೂ ಹೂವು, ಆ ಜ್ಞಾನವನ್ನು ಒಡೆದೋಡಿಸುವಂತಹ ದೀಪ. ಅಷ್ಟರಲ್ಲಾಗಲೇ ನದಿಯಲ್ಲಿ ನಿಂತು ಸಹಸ್ರ ಜನರು ಪೂರ್ವದ ಕಡೆ ತಿರುಗಿ ಸ್ನಾನ ಮಾಡಿ ಅವರ ಪ್ರಾರ್ಥನೆ ಆ ವಿಷ್ಣುವಿಗೆ ಅಂದರೆ ಆ ದೇವರಿಗೆ ಮುಗಿತಿದ್ದಂಥ ಕೈ, ಅವರ ಆ ಒಂದು ಸಂತೋಷ, ಸಾವಿರಾರು ಭಕ್ತಾದಿಗಳು ಒಟ್ಟಿಗೆ ಸೇರುತ್ತಾ ಪ್ರಾರ್ಥನೆ ಮಾಡುತ್ತಾ ಆ ನೀರಿನ ಮೇಲೆ, ಆ ನದಿಯ ನೀರಿನ ಮೇಲೆ ಒಂದು ದೀಪನ ತೇಲ್ಬಿಡ್ತಾರೆ. ಅಲ್ಲಿ ಆ ದೇವಸ್ಥಾನ ಇದು ಪಂಡಿತ್ ಭವಾನಿ ಶಂಕರ್ ಅನ್ನೋ ಬೆನಾರಸ್ ಅಂತ ಏನು ಪ್ರದೇಶ, ಅಲ್ಲಿ ಒಂದು ಒಂದು ಸುವರ್ಣ ದೇವಾಲಯದ ಅರ್ಚಕ ಅವರು ಪಂಡಿತ್ ಭವಾನಿ ಶಂಕರ್ ಅಂತ. ಅಂದು ಅವನಿಗಾದಷ್ಟು ಸಂತೋಷ ಮತ್ತಾರಿಗೂ ಆಗಿರಲಿಲ್ಲ ಅಂತ ಹೇಳ್ತೀನಿ. ಕಾರಣ ಏನು ಅಂತಂದರೆ, ವ್ಯಕ್ತಿ ಏನು ಮಾಡ್ತಿದ್ದ ಪಂಡಿತ್ ಭವಾನಿ ಶಂಕರ್ ಅಂದರೆ, ಬ್ರಿಟಿಷರ ಕಣ್ತಪ್ಪಿಸಿ ಓಡಾಡುತ್ತಿದ್ದಂಥ ನಮ್ಮ ದೇಶಾಭಿಮಾನಿಗಳನ್ನು ಆತ ತನ್ನ ದೇಗುಲದಲ್ಲಿ ಆಶ್ರಯ ಕೊಡ್ತಾ ಇತ್ತು. ಆ ಗಂಧ ಹೂವು ತಗೊಂಡು ಅವನು ಪಟ್ಟಂಥ ಖುಷಿನೇ ಬೇರೆ. ಪ್ರತಿಯೊಂದು ಗಲ್ಲಿ ಗಲ್ಲಿಯಲ್ಲೂ, ಪ್ರತಿಯೊಂದು ಹಳ್ಳಿ ಹಳ್ಳಿಗಳಲ್ಲೂ ಆ ಸಂತೋಷ ಸ್ಥಳಗಳನ್ನೇ ನೋಡ್ಬೋದು. ಈ ಏನು ನಮ್ಮ ಪ್ರಾಚೀನ ರಾಜದ ಮೇಲೆ ಮುಂಚಾನೆ ಹೊಂಗಿರಣ ಅವರೇ ಸ್ಥಾಪಡ್ತಾ ಇದೆ. ಜನನಗರಕ್ಕೆ ಟಾಂಗ್ಗಳಲ್ಲಿ, ಎತ್ತಿನ ಗಾಡಿಗಳಲ್ಲಿ, ಬಸ್ಸಲ್ಲಿ, ರೈಲ್ಗಳಲ್ಲಿ, ಕುದುರೆ ಕತ್ತೆಗಳಲ್ಲಿ, ಅಂದರೆ ಕತ್ತೆ ಮೇಲೆ ಸೈಕಲ್ಗಳ ಮೇಲೆ, ಮತ್ತು ಕೆಲವರು ನಡ್ಕೊಂಡು ಬರ್ತಾ ಆಗಮಿಸ್ತಾರೆ. ಅಲ್ಲಿ ಎಲ್ಲ ಜಾತಿಯ ಜನ, ಎಲ್ಲ ವರ್ಗದ ಜನ, ಹಿಂದೂಗಳು, ಸಿಖ್ಖರು, ಪಾರ್ಸಿಗಳು, ಮುಸ್ಲಿಮರು, ಆಂಗ್ಲೋ ಇಂಡಿಯನ್ನರು, ಬ್ರಾಹ್ಮಣರು, ಅಸ್ವಸ್ಥರು, ಹೆಂಗಸರು, ಗಂಡಸರು, ಮಕ್ಕಳು, ಎಲ್ಲರ ಬಯಲು ಅದೇ, ಬ್ರಿಟಿಷರು ದೇಶ ಬಿಟ್ಟು ಹೋಗುತ್ತಿದ್ದಾರೆ, ಈಗ ನಾವು ಸ್ವತಂತ್ರರು, ನೇರ ಭಾರತದ ಧ್ವಜವನ್ನು ಏರಿಸ್ತಾರೆ. ಏನು ಮೈ ಜುಮ್ಮನತ್ತೆ ಅಲ್ವಾ? ನಮ್ಮ ದೇಶ ಆಳ್ತಿದ್ದವರು ಹೋಗ್ತಾ ಇದ್ದಾರೆ ನಮ್ಮನ್ನು ಬಿಟ್ಟು, ನಮ್ಮ ದೇಶನ ಬಿಟ್ಟು. ಈಗ ನಾವು ಇದ್ದೀವಿ, ಭಾರತೀಯರು ನಾವು ಸ್ವತಂತ್ರ ಆಗ್ತಾ ಇದ್ದೀವಿ ಅಂತಂದಾಗ ಎಷ್ಟೋ ಕಡೆ ತುತ್ತೂರಿ ಊದುವವರು ಬೆಳ್ಳಿ ತುತ್ತೂರಿ ಓದ್ತಾ ಇರ್ತಾರಂತೆ. ನೇರು ತನ್ನ ಅತ್ತಿ ನಿಲುವಂಗಿಯಲ್ಲಿ ವಲ್ಲಭಾಯಿ ಪಟೇಲ್ ರೋಮನ ಚಕ್ರವರ್ತಿ ಅಂತೆ ಬಟ್ಟೆ ಒಟ್ಟು, ಮಿಕ್ಕವರು ಟೋಪಿ ತೊಟ್ಟು ಒಂದು ಕಡೆ ನಿಂತಿದ್ರೆ, ಅಲ್ಲಿದ್ದವರಿಗೆಲ್ಲ ಬ್ರಿಟಿಷ್ ಸರ್ಕಾರದ ಅತಿಥಿಗಳಿಗೆ ಒಂದಲ್ಲ ಒಂದು ಸಮಯದಲ್ಲಿ ಜೈಲಿನಲ್ಲಿ ಹೋದವರೇ ಕಳೆದವ್ರೆ, ಯಾರು ಸುಮ್ಮನೆ ಇದ್ದವರೆಲ್ಲ ಎಲ್ಲ ಬ್ರಿಟಿಷರು ಅವನ್ನ ವಶಪಡಿಸ್ಕೊಂಡು ಜೈಲಲ್ಲಿ ಹಿಂಸೆ ಕೊಟ್ಟದೆಯ. ಆನಂತರ ಈ ಏನು ಒಂದು ಪ್ರಮಾಣ ವಚನಗಳಾಗುತ್ತೆ, ಮುಂತಿಗಳು ಪ್ರಮಾಣ ವಚನ ಕೈಗೊಳ್ತಾರೆ. ನಮ್ಮ ನವದೆಹಲಿಯಲ್ಲಿ ಇಂಡಿಯಾ ಗೇಟ್ ಬಳಿ ಆ ಸಂಜೆ 5 ಗಂಟೆ ಸಾರ್ವಜನಿಕವಾಗಿ ಧ್ವಜಾರೋಹಣ ಸಮಾರಂಭ. ಏನು ಜಾಗತಿಕ ಮೊದಲನೇ ಯುದ್ಧದಲ್ಲಿ ಬ್ರಿಟಿಷ್ ಚಕ್ರಾಧಿಪತಿಯಾದಂಥ ಪರ ಹೋರಾಡಿದ, ವೀರಮರಣ ಹೊಂದಿದಂಥ, ಭಾರತೀಯ ನೆನಪಿಗೋಸ್ಕರ ಕಟ್ಟಿದಂಥ ಕಟ್ಟಡ ಅದು ಇಂಡಿಯಾ ಗೇಟ್. ಸಂಭ್ರಮಕ್ಕೆ ಸುಮಾರು 30,000 ಜನ ಬರಬಹುದು ಅಂತ ಹೇಳಿ ನಿರೀಕ್ಷೆ ಮಾಡಿರ್ತಾರಂತೆ ನೋಡಿ. ಆದರೆ ಅಲ್ಲಿ ಇದ್ದಂಥ ಜನ ಎಷ್ಟು ಗೊತ್ತಾ? 500,000 ಜನರು ಅಲ್ಲಿ ಸೇರ್ಕೋತಾರಂತೆ. ಏನೆಂದು ಇಂಡಿಯಾ ರಾಜಧಾನಿ ಅಷ್ಟೊಂದು ಜನ ಉತ್ಸವಕ್ಕೆ ಯಾವತ್ತೂ ಸೇರಿರಲಿಲ್ಲವಂತೆ ನೋಡಿ. ಎಲ್ಲೆಲ್ಲೂ ಜನ. ಈ ಮೌಂಟ್ ಬ್ಯಾಟನ್ ಅಂತ ಅವ್ರ ಮಗಳು ಪಾಮಲಾ ಮೌಂಟ್ ಬ್ಯಾಟನ್ ವೇದಿಕೆ ಮೇಲೆ ಬರಲು ಅವ್ರಿಗೆ ಆಗ್ತಾ ಇರಲಿಲ್ಲವಂತೆ, ಅಷ್ಟೊಂದು ನುಕ್ಕುನುಗ್ಗು. ನಡೆದು ಬರಬೇಕಾದ್ರೆ ಜನರು ತುಳ್ಕೊಂಡು ಬರಬೇಕಾಗುತ್ತೆ. ನೇರ್ ಹೇಳಿದಂತೆ ಅವಳಿಗೆ ಹೈ ಹಿಲ್ ಪೋಸ್ ಬಿಚ್ಚಿ ಜನರನ್ನು ಅಲ್ಲಿ ಇಲ್ಲಿ ತುಳಿಯುತ್ತಾ ವೇದಿಕೆಗೆ ಬರ್ತಾಳೆ. ಅಂಗರಕ್ಷಕರ ರಕ್ಷಣೆಯಲ್ಲಿ ಮೌಂಟ್ ಬ್ಯಾಟನ್ ಸ್ಟೇಟ್ ಕ್ಯಾರನ್ನಲ್ಲಿ ಅವ್ರು ಬರ್ತಾರೆ. ಜನರಿಗೆ ಏನು ಖುಷಿಯೋ ಖುಷಿ. ಆ ಜನಸಾಗರದಲ್ಲಿ ಎಳೆ ಮಕ್ಕಳು ಎತ್ಕೊಂಡು ಎಷ್ಟೋ ಜನ ತಾಯಂದಿರು, ನೂಕೋಟದ ಆ ಶಿಶುಗಳು ಜಜ್ಜಿ ಹೋಗಬಹುದೆಂದು ತಾಯಿಗಳು ಮಕ್ಕಳನ್ನು ಈ ರಬ್ಬರ್ ಚೆನ್ನಂತೆ ಅವ್ರಿಗೆ ಮೇಲೇಸಿದ್ದು ಹಿಡ್ಕೊಳ್ತಾ ಇದ್ದಂತೆ ನೋಡಿ. ಆ ಪುಸ್ತಕದನ್ನು ಓದಬೇಕು ನೀವು. ಅದನ್ನು ಓದಿದ್ರೆ ನಮ್ಗೆ ಎಷ್ಟು ಹುಮ್ಮಸ್ಸಾಗುತ್ತೆ.

ಎಷ್ಟು ಸಡಗರ ಆಗುತ್ತೆ. ನಾನಂತೂ ಆ ಬುಕ್ಸ್ನ ಎರಡು ಸಾರಿ ಓದಿದ್ದೀನಿ. ಸೊ ತುಂಬ ಪಾಪ ಏನು ಅವರು, ಥ್ಯಾಂಕ್ಸ್ ಫಾರ್ ಎಚ್ ಆರ್ ಚಂದ್ರವದನ್ ರಾವ್ ಏನವರಿದ್ದಾರೆ, ಇಂಗ್ಲೀಷ್ ಪುಸ್ತಕದಿಂದ ಕನ್ನಡ ಪುಸ್ತಕಕ್ಕೆ ಬರೆದ್ರು, ಅವ್ರಿಗೆ ತುಂಬ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಯಾಕಂದರೆ ಇವತ್ತಿನ ಯುವಕರು, ಇವತ್ತಿನ ನಮ್ಮ ಭಾರತೀಯರೆಲ್ಲರೂ ಆ ಪುಸ್ತಕಗಳನ್ನು ಓದಬೇಕು. ಅದನ್ನು ಓದಿದ್ರೆ ಆ ದಿನ ಏನು ನಡೀತು, ನಾನು ಹೇಳ್ತಿರೋದು ಜಸ್ಟ್

0: ದೇವಸ್ಥಾನದಲ್ಲಿ ಏನೇನು ಆಯ್ತು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ಗಾಳಿಯಲ್ಲಿ ನೂರಾರು ಮಕ್ಕಳು, ಏನು ಮಕ್ಕಳು ಮಳೆ ಬರ್ತಿದೆ ಅಂತ ಹೇಳ್ತಾರೆ. ಬ್ಯಾಂಡ್ ಇಲ್ಲದೆ ಧ್ವಜಾರೋಹಣ ಮಾಡೋಣವೆಂದು ಹೇಳಿದ ಮೋಟ್ಪೇಟೆಯವರು ಹೇಳ್ತಾರೆ. ಕೇಸರಿ ಬಿಳಿ ಹೆಸರಿನ ಬಾವುಟ ಮೇಲೇರಿತು. ಚಕ್ರವರ್ತಿನಿ ವಿಕ್ಟೋರಿಯಾಳ ಮರಿಮಗ ಭಾರತದ ಧ್ವಜಕ್ಕೆ ಸಲ್ಯೂಟ್ ಮಾಡ್ತಾರೆ. ಸೇರಿದ 5 ಲಕ್ಷ ಜನ ಕೇಕೆ ಹಾಕ್ತಾರೆ. ನಮ್ಮ ಸ್ವತಂತ್ರಕ್ಕಾಗಿ ಹೋರಾಡಿದಂಥ ದೇಶಾಭಿಮಾನಿಗಳಿಗೆ ಆದ ಶಿಕ್ಷೆ, ತುರಂಗವಾಸ, ಗಡಿಪರಿ ಇವೆಲ್ಲ ಆ ಕ್ಷಣದಲ್ಲಿ ಮರೆತು ಆಕಾಶದಲ್ಲಿ ಅವರಿಗೆ ಕಾಮನ ಬಿಲ್ಲು ಕಾಣಿಸ್ತಂತಾಗುತ್ತೆ. ನೌಟ್ ಬ್ಯಾಟನ್ ಅವರು ಕೈ ಆಡಿಸ್ತಾ ಅಂದರೆ ಟಾಟಾ ಮಾಡ್ತಾ ಜನಸ್ತಂಭವನ್ನು ನೋಡಿದ್ರಂತೆ ಅವರೆಲ್ಲ ಮತ್ತು ನೀವರವರೆಲ್ಲ ಸೇರಿ ಅವರು ಹೊರಡ್ತಾರೆ. ಇಷ್ಟು ಹೇಳ್ತಾ ನಾನು ಮತ್ತೊಮ್ಮೆ ಈ ವಿಚಾರ ಸಂಬಂಧಪಟ್ಟ ಹಾಗೆ ಇನ್ ಡೀಟೇಲ್ ಆಗಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು. ಹಾಯ್.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
3: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು
2: ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
4: ಕೇಳುಗರೆ, ಇದುವರೆಗೂ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ನಡುರಾತ್ರಿಯಲ್ಲಿ ಸ್ವಾತಂತ್ರ್ಯ ಭಾರತೀಯರ ಹಬ್ಬ ಎಂಬ ವಿಷಯದ ಕುರಿತು HD ಕೋಟೆ ವಕೀಲರಾದ ಶ್ರೀಯುತ ಮಹೇಶ್ ಕುಮಾರ್ BN ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದ್ದ ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಸಿಬ್ಬಂದಿ ವರ್ಗದವರ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರುವಂತಹ ಸಮಯ. ಇಂದು ಸರಕೂರು ಪಟ್ಟಣದ ಹಾಗೂ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಸಿಬ್ಬಂದಿ ವರ್ಗದವರಾದ ಶ್ರೀ ಶ್ರೀಕಾಂತ್ ರವರು ತಮ್ಮ 28ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ

ಇವರಿಗೆ ಶುಭಾಶಯವನ್ನ ಕೋರುವವರು ತಾಯಿ ಚಿಕ್ಕಮ್ಮ, ತಮ್ಮ ಸುನಿಲ್ ಹಾಗೂ ಜನಧ್ವನಿ ಸಿಬ್ಬಂದಿ ವರ್ಗದವರು. ಆದಿದೇವರು ಇವರಿಗೆ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನ ಕೊಟ್ಟು ತಾಯಿ ಪಾಲಿಸಲಿ ಅಂತ ಹೇಳಿದ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತ ಪಡಿಸಲಿದ್ದೇವೆ. ಬನ್ನಿ ಕೇಳಿ ಬರೋಣ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ

ಶ್ರಾವಣ ಮಾಸದ ಶುಕ್ಲ ಪಕ್ಷದ ಶುಕ್ರವಾರದಂದು ಆಚರಿಸಲಾಗುವ ವರಲಕ್ಷ್ಮಿ ವ್ರತವು ಹಿಂದೂ ಧಾರ್ಮಿಕ ಪರಂಪರೆಯಲ್ಲಿ ವಿಶೇಷ ಮಹತ್ವ ಪಡೆದಿದೆ. ವಿಶೇಷವಾಗಿ ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ ಹಲವು ಭಾಗಗಳಲ್ಲಿ ಮಹಿಳೆಯರು ಭಕ್ತಿ ಭಾವದಿಂದ ಈ ಪೂಜೆಯನ್ನು ಆಚರಿಸುತ್ತಾರೆ. ಕುಟುಂಬದ ಸುಖ ಸಮೃದ್ಧಿ, ಆರೋಗ್ಯ, ಐಶ್ವರ್ಯ ಹಾಗೂ ಸೌಭಾಗ್ಯಕ್ಕಾಗಿ ಮಹಾಲಕ್ಷ್ಮಿ ದೇವಿಯನ್ನು ಆರಾಧಿಸುವುದು ಈ ವ್ರತದ ಮುಖ್ಯ ಉದ್ದೇಶವಾಗಿದೆ. ವರಮಹಾಲಕ್ಷ್ಮಿ ಎಂದರೆ ಭಕ್ತರಿಗೆ ವರಗಳನ್ನು ಕರುಣಿಸುವ ಮಹಾಲಕ್ಷ್ಮಿ ಎಂಬ ನಂಬಿಕೆ ಇದೆ. ಪುರಾಣಗಳ ಪ್ರಕಾರ ಚಾರುಮತಿ ಎಂಬ ಸ್ತ್ರೀಯ ಭಕ್ತಿಗೆ ಮೆಚ್ಚಿದ ಮಹಾಲಕ್ಷ್ಮಿ ದೇವಿಯು ಪ್ರತ್ಯಕ್ಷವಾಗಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವಂತೆ ಸೂಚಿಸಿದಳು. ಅಂದಿನಿಂದ ಈ ವ್ರತವು ಪರಂಪರೆಯಾಗಿ ನಡೆದುಕೊಂಡು ಬಂದಿದೆ ಎಂಬ ನಂಬಿಕೆ ಇದೆ. ಪೂಜೆಯ ದಿನ ಮುಂಜಾನೆ ಎದ್ದು ಮನೆಯನ್ನು ಸ್ವಚ್ಛ ಮಾಡಿ ಪೂಜಾ ಸ್ಥಳವನ್ನು ಅಲಂಕರಿಸಲಾಗುತ್ತದೆ. ರಂಗೋಲಿ ಹಾಕಿ ಕಳಶವನ್ನು ಪ್ರತಿಷ್ಠಾಪಿಸಿ ಅದರ ಮೇಲೆ ತೆಂಗಿನಕಾಯಿ, ವೀಳ್ಯದೆಲೆ, ಹೂವು ಹಾಗೂ ವಿವಿಧ ಪೂಜಾ ಸಾಮಗ್ರಿ

ಗಳನ್ನು ಅರ್ಪಿಸಲಾಗುತ್ತದೆ. ನಂತರ ಲಕ್ಷ್ಮೀ ದೇವಿಯ ಮುಖವಾಡ ಅಥವಾ ಪ್ರತಿಮೆಯನ್ನು ಅಲಂಕರಿಸಿ ಪೂಜೆ ಸಲ್ಲಿಸಲಾಗುತ್ತದೆ. ಅರಿಶಿನ, ಕುಂಕುಮ, ಹೂ, ಹಣ್ಣು, ನೈವೇದ್ಯ ಹಾಗೂ ವಿವಿಧ ಸಿಹಿ ತಿಂಡಿಗಳನ್ನು ದೇವಿಗೆ ಸಮರ್ಪಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಮಹಿಳೆಯರು ಹೊಸ ಸೀರೆ ಧರಿಸಿ ಹೂವು ಹಾಗೂ ಆಭರಣಗಳಿಂದ ಅಲಂಕರಿಸಿಕೊಂಡು ಪೂಜೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಪರಸ್ಪರ ಅರಿಶಿನ, ಕುಂಕುಮ ನೀಡುವ ಮೂಲಕ ಸೌಹಾರ್ದ ಮತ್ತು ಶುಭಾಶಯಗಳನ್ನು ಹಂಚಿಕೊಳ್ಳುತ್ತಾರೆ. ಕೆಲವೆಡೆ ನೆರೆಹೊರೆಯ ಮಹಿಳೆಯರನ್ನ ಮನೆಗೆ ಆಹ್ವಾನಿಸಿ ತಾಂಬೂಲ ನೀಡುವ ಸಂಪ್ರದಾಯವೂ ಉಂಟು. ವರಮಹಾಲಕ್ಷ್ಮಿ ಪೂಜೆಯ ಮತ್ತೊಂದು ವಿಶೇಷ ಎಂದರೆ ದೇವಿಗೆ ವಿವಿಧ ಬಗೆಯ ಅಲಂಕಾರ ಮಾಡುವುದು. ಹೂಗಳು, ಆಭರಣಗಳು ಮತ್ತು ಸಾಂಪ್ರದಾಯಿಕ ವಸ್ತುಗಳಿಂದ ಅಲಂಕರಿಸಿದ ಲಕ್ಷ್ಮೀ ದೇವಿಯ ಮೂರ್ತಿ ಅಥವಾ ಮುಖವಾಡ ಭಕ್ತರ ಗಮನ ಸೆಳೆಯುತ್ತದೆ. ಮನೆ ಮಂದಿ ಎಲ್ಲರೂ ಒಟ್ಟಾಗಿ ಪೂಜೆಯಲ್ಲಿ ಭಾಗವಹಿಸುವುದರಿಂದ ಕುಟುಂಬದಲ್ಲಿ ಭಕ್ತಿ, ಸಂಭ್ರಮ ಮತ್ತು ಒಗ್ಗಟ್ಟಿನ ವಾತಾವರಣ ನಿರ್ಮಾಣವಾಗುತ್ತದೆ. ಈ ಹಬ್ಬವು ಕೇವಲ ಧಾರ್ಮಿಕ ಆಚರಣೆಗೆ ಸೀಮಿತವಾಗಿರದೆ ಕುಟುಂಬವು ಸಂಬಂಧಗಳನ್ನು ಗಟ್ಟಿಗೊಳಿಸುವ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಸಂದರ್ಭವೂ ಆಗಿದೆ. ಹಿರಿಯರಿಂದ ಕಿರಿಯರಿಗೆ ಪೂಜಾ ವಿಧಾನಗಳು, ಸಂಪ್ರದಾಯಗಳು ಮತ್ತು ಆಚರಣೆಗಳ ಮಹತ್ವ ತಿಳಿಯುತ್ತದೆ. ಸಮೃದ್ಧಿ ಎಂದರೆ ಕೇವಲ ಹಣ ಐಶ್ವರ್ಯವಲ್ಲ, ಆರೋಗ್ಯ, ಸಂತೋಷ, ನೆಮ್ಮದಿ, ಉತ್ತಮ ಸಂಬಂಧಗಳು ಮತ್ತು ಕುಟುಂಬದ ಏಳಿಗೆಯ ಸಮೃದ್ಧಿಯ ಭಾಗವೇ ಆಗಿದೆ ಎಂಬ ಸಂದೇಶವನ್ನು ವರಮಹಾಲಕ್ಷ್ಮಿ ಹಬ್ಬ ಸಾರುತ್ತದೆ. ಭಕ್ತಿ, ಶ್ರದ್ಧೆ ಮತ್ತು ಸತ್ಕಾರ್ಯಗಳೊಂದಿಗೆ ಈ ವ್ರತವನ್ನು ಆಚರಿಸುವ ಮೂಲಕ ಜೀವನದಲ್ಲಿ ಸುಖ ಶಾಂತಿ ನೆಲೆಸಲಿ ಎಂಬುದು ಭಕ್ತರ ಆಶಯವಾಗಿದೆ. ಹೀಗಾಗಿ ವರಮಹಾಲಕ್ಷ್ಮಿ ಪೂಜೆ ನಮ್ಮ ನಾಡಿನ ಧಾರ್ಮಿಕ ನಂಬಿಕೆ, ಸಾಂಸ್ಕೃತಿಕ ಪರಂಪರೆ ಮತ್ತು ಕುಟುಂಬದ ಒಗ್ಗಟ್ಟನ್ನು ಪ್ರತಿಬಿಂಬಿಸುವ ಮಹತ್ವದ ಹಬ್ಬವಾಗಿದೆ. ಶ್ರಾವಣ ಮಾಸದ ಈ ಶುಭ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ದೇವಿಯ ಕೃಪೆಯಿಂದ ಪ್ರತಿಯೊಂದು ಮನೆಯಲ್ಲೂ ಆರೋಗ್ಯ, ಸಂತೋಷ, ನೆಮ್ಮದಿ ಮತ್ತು ಸಮೃದ್ಧಿ ನೆಲೆಸಲಿ ಎಂಬುದು ಎಲ್ಲರ ಆಶಯವಾಗಿದೆ.

ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷತೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.

ಪ್ರೀತಿಯ ಜನಪನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 55 ರೂಪಾಯಿ, ಪೆನ್ಸಿಲ್ ಬೀನ್ಸ್ 50 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 28 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 14 ರೂಪಾಯಿ, ಎಳವನ 15 ರೂಪಾಯಿ, ಗುಂಡು ಬದನೆಕಾಯಿ 21 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 28 ರೂಪಾಯಿ, ತೊಂಡೆಕಾಯಿ 30 ರೂಪಾಯಿ, ಹಾಗಲಕಾಯಿ 38 ರೂಪಾಯಿ, ಕಾಲಿಫ್ಲವರ್ 22 ರೂಪಾಯಿ, ಪೈರ್ 53 ರೂಪಾಯಿ, ದಪ್ಪು ಮೆಣಸಿನಕಾಯಿ 33 ರೂಪಾಯಿ, ಸೋರೆಕಾಯಿ 14 ರೂಪಾಯಿ, ಬದನೆಕಾಯಿ 24 ರೂಪಾಯಿ, ಕೋಸು 11 ರೂಪಾಯಿ, ಸೀಮೆ ಬದನೆಕಾಯಿ 23 ರೂಪಾಯಿ, ಬೆಂಡೆಕಾಯಿ 16 ರೂಪಾಯಿ, ಟೊಮೊಟೊ 9 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಮಗು ಹುಟ್ಟಿದ ಒಂದು ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ

0: ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
1: ಪ್ರತಿಯೊಬ್ಬ ತಾಯಿಯೂ ಕೂಡ ತಪ್ಪದೇ ತಮ್ಮ ಮಕ್ಕಳಿಗೆ ಎದೆಹಾಲನ್ನ ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ.
2: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
3: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
4: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
3: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೆ ನಿನಗೆ ಕೆಮ್ಮು ಬಂದಿರೋದು.
4: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
3: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
4: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
2: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
3: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
3: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
2: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
4: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
2: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆ ಕುಡ್ಕೊಣಗ, ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಣಗ ಇವತ್ತಲ್ಲ. ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗಾ ಎಲ್ಲಾನು ಬಿಟ್ಬಿಡ್ತೀನಿ.
3: ಇದು ನಮ್ ಸಿದ್ದಣ್ಣ ಅಂದ್ರೆ, ಸಿದ್ದಣ್ಣ ತರಾನೆ ಎಲ್ರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
4: ಇದು ಕಲ ಕುಮಾರ ಮಾತು ಅಂದ್ರೆ,
1: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292911. ಧನ್ಯವಾದಗಳು.

0: ವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
2: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆ ಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
1: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.

0: पीएम फसल बीमा योजना से करीब 2,00,000 करोड़ ರೂಪಾಯಿ ಕ್ಲೇಮ್ ಕೆ ರೂಪೇ ಕಿಸಾನೋಕು ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 21/7/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ಎಂಆರ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಶರತ್ ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ದಿಲೀಪ್ ಶೇಟ್ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಬೆಳಗ್ಗೆ 9:30 ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು. ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು. ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು. ಮಿಸ್ಟರ್ ರಾಜು ಕೆಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು. ಮಿಸ್ ಅಯನರಾಜ್ ರವರು ಫಿಸಿಯೋಥೆರಪಿಸ್ಟ್ ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663138. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663138. ಧನ್ಯವಾದಗಳು.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಕೇಳುಗರೆ, ಇದುವರೆಗೂ ಸಮುದ್ರ ಭಾವಸಂಚನ ಕಾರ್ಯಕ್ರಮವನ್ನ ಕೇಳಿದಿರಿ.
5: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
4: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಹಾಡು ಹಸೆ ಸರಕೂರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ.

0: ವಜ್ರ ವೈಢೂರ್ಯ ವಜ್ರ ವೈಢೂರ್ಯ.
1: ಕೇಳುಗರೆ, ಇದುವರೆಗೂ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಸರಗೂರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಸಿಬ್ಬಂದಿ ವರ್ಗದವರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂತಹ ಸಮಯ. ಇಂದು ಸರಗೂರು ಪಟ್ಟಣದ ಹಾಗೂ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಸಿಬ್ಬಂದಿ ವರ್ಗದವರಾದ ಶ್ರೀ ಶ್ರೀಕಾಂತ್ ಅವರು ತಮ್ಮ 28ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಆಚರಣಿದ್ದಾರೆ. ಇವರಿಗೆ ಶುಭಾಶಯವನ್ನ ಕೋರುವವರು ತಾಯಿ ಚಿಕ್ಕಮ್ಮ, ತಮ್ಮ ಸುನಿಲ್ ಹಾಗೂ ಜನಧ್ವನಿ ಸಿಬ್ಬಂದಿ ವರ್ಗದವರು. ಆದೇವರು ಇವರಿಗೆ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನ ಕೊಟ್ಟು ತಾಯಿ ಪಾಲಿಸಲಿ ಅಂತ ಹೇಳಿದ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸಲಿದ್ದೇವೆ. ಬನ್ನಿ ಕೇಳಿ ಬರೋಣ.

ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿಶ್ವ ಹಿರಿಯ ನಾಗರಿಕರ ದಿನದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಹಿರಿಯ ನಾಗರಿಕ ದಿನವು ಒಬ್ಬ ವ್ಯಕ್ತಿಯ ಬದುಕಿರುವ ವರ್ಷಗಳು, ಅವನತಿಯ ಕ್ಷಣಗಣನೆಯಲ್ಲ, ಬದಲಾಗಿ ಬುದ್ಧಿವಂತಿಕೆ ಮತ್ತು ಕಾಳಜಿಯ ದಾಖಲೆಯಾಗಿದೆ ಎಂಬುದನ್ನು ನೆನಪಿಸುತ್ತದೆ. ಭಾರತದ ಜನಸಂಖ್ಯೆಯು ವೇಗವಾಗಿ ವಯಸ್ಸಾಗುತ್ತಿದೆ. 2050 ವೇಳೆಗೆ ದೇಶವು 60 ವರ್ಷಕ್ಕಿಂತ ಮೇಲ್ಪಟ್ಟ 300 ಮಿಲಿಯನ್ ನಾಗರಿಕರಿಗೆ ನೆಲೆಯಾಗಿದೆ ಎಂದು ಅಂದಾಜಿಸಲಾಗಿದೆ. ಇದು ಸುಮಾರು 5 ಭಾರತೀಯರಲ್ಲಿ ಒಬ್ಬರು. ಆ ಬದಲಾವಣೆಯು ವೇಗವಾಗುತ್ತಿದ್ದಂತೆ ಪ್ರತಿ ವರ್ಷ ಕಳೆದಂತೆ ವಿಶ್ವ ಹಿರಿಯ ನಾಗರಿಕರ ದಿನದ ಮಹತ್ವವು ಹೆಚ್ಚಾಗುತ್ತಾ ಹೋಗುತ್ತದೆ. ಹಿರಿಯ ನಾಗರಿಕ ದಿನದ ಇತಿಹಾಸವು 1988 ಹಿಂದಿನದು. ಅಮೆರಿಕದ ಅಧ್ಯಕ್ಷ ರೊನಾಲ್ಡ್ ರೇಗನ್ 21 ಆಗಸ್ಟ್ ರಾಷ್ಟ್ರೀಯ ಹಿರಿಯ ನಾಗರಿಕರ ದಿನವೆಂದು ಅಧಿಕೃತವಾಗಿ ಗೊತ್ತುಪಡಿಸುವ ಘೋಷಣೆಗೆ ಸಹಿಯಾಕಿದರು. ವಯಸ್ಸಾದ ಅಮೆರಿಕನ್ನರ ಸಾಧನೆಗಳು ಮತ್ತು ಅಗತ್ಯತೆಗಳನ್ನು ಗುರುತಿಸುವಂತೆ ನಾಗರಿಕರನ್ನ ಒತ್ತಾಯಿಸಿದರು. 2 ವರ್ಷಗಳ ನಂತರ ಡಿಸೆಂಬರ್ 1990 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಪ್ರತಿ ವರ್ಷ ಅಕ್ಟೋಬರ್ 1 ಆಚರಿಸಲಾಗುತ್ತದೆ.

0: ಅಥವಾ ಅಂತಾರಾಷ್ಟ್ರೀಯ ವೃದ್ಧರ ದಿನವನ್ನು ವಿಶಾಲವಾದ ಜಾಗತಿಕ ಆಚರಣೆಯಾಗಿ ಸ್ಥಾಪಿಸಿತು. ಅಂತಾರಾಷ್ಟ್ರೀಯ ಹಿರಿಯ ನಾಗರಿಕರ ದಿನ ಅಥವಾ ವಿಶ್ವ ಹಿರಿಯ ನಾಗರಿಕ ದಿನವನ್ನು ಉಲ್ಲೇಖಿಸುವಾಗ ಹೆಚ್ಚಿನ ಜನರು ಈ ವಿಶ್ವಸಂಸ್ಥೆ ಮಾನ್ಯತೆ ಪಡೆದ ದಿನವನ್ನು ಅರ್ಥೈಸುತ್ತಾರೆ. ಆದರೂ ಎರಡು ಆಚರಣೆಗಳು ಅಂದರೆ ಆಗಸ್ಟ್ 21 ಮತ್ತು ಅಕ್ಟೋಬರ್ 1 ಪ್ರತ್ಯೇಕವಾಗಿ ಹುಟ್ಟಿಕೊಂಡಿವೆ ಮತ್ತು ಕೆಲವೊಮ್ಮೆ ಪರಸ್ಪರ ಗೊಂದಲಕ್ಕೆ ಒಳಗಾಗುತ್ತದೆ. ಭಾರತದಲ್ಲಿ ಹಿರಿಯ ನಾಗರಿಕರ ದಿನಕ್ಕೆ ಒಂದೇ ಅಧಿಕೃತ ಸರ್ಕಾರ ಆದೇಶಿಸಿದ ದಿನಾಂಕವಿಲ್ಲ. ಬದಲಾಗಿ ದೆಹಲಿ ಎನ್ಸಿಆರ್ನಾದ್ಯಂತ ಆಸ್ಪತ್ರೆಗಳು, ಎನ್ಜಿಒಗಳು, ನಿವಾಸಿ ಕಲ್ಯಾಣ ಸಂಸ್ಥೆಗಳು ಮತ್ತು ಸಮುದಾಯಗಳು ಆಗಸ್ಟ್ 21 ಜನಪ್ರಿಯ ಸಂಸ್ಕೃತಿಯಲ್ಲಿ ವ್ಯಾಪಕವಾಗಿ ಅಳವಡಿಸಿಕೊಂಡಿರುವ ಅಮೆರಿಕನ್ ಸಂಪ್ರದಾಯದಲ್ಲಿ ಮತ್ತು ಅಕ್ಟೋಬರ್ 1 ವಿಶ್ವಸಂಸ್ಥೆಯ ಜಾಗತಿಕವಾಗಿ ಗುರುತಿಸಲ್ಪಟ್ಟ ರಾಷ್ಟ್ರೀಯ ಹಿರಿಯ ನಾಗರಿಕರ ದಿನವಾಗಿ ಆರೋಗ್ಯ ಶಿಬಿರಗಳು ವೃದ್ಧರಿಗಾಗಿ ಜಾಗೃತಿ ಅಭಿಯಾನಗಳೊಂದಿಗೆ ಸಮವಾಗಿ ಆಚರಿಸುತ್ತವೆ. ಹಾಗೆ ಈ ವರ್ಷದ ಥೀಮನ್ನು ನೋಡುವುದಾದರೆ ಇದು ಸಾಮಾನ್ಯವಾಗಿ ಗಣತಿ, ಆರೋಗ್ಯಕರ ವಯಸ್ಸಾಧಿಕೆ, ಡಿಜಿಟಲ್ ಸೇರ್ಪಡೆ ಅಥವಾ ಸ್ಥಿತಿಸ್ಥಾಪಕತ್ವ, ಸಮುದಾಯಗಳನ್ನು ನಿರ್ಮಿಸುವಲ್ಲಿ ವೃದ್ಧರು ವಹಿಸುತ್ತಿರುವ ಪಾತ್ರವನ್ನು ಕೇಂದ್ರೀಕರಿಸುತ್ತದೆ. ಆರ್ಟಿಮಿಸ್ ಆಸ್ಪತ್ರೆಗಳು, ಗುರುಗ್ರಾಮ್ ಸೇರಿದಂತೆ ಆಸ್ಪತ್ರೆಗಳು ಮತ್ತು ಹಿರಿಯರ ಆರೈಕೆ ಸಂಸ್ಥೆಗಳು ಸಾಧ್ಯವಾದಷ್ಟು ಹಿರಿಯ ನಾಗರಿಕರನ್ನು ತಲುಪಲು ಮತ್ತು ತಮ್ಮ ಸಂಪರ್ಕ ಮತ್ತು ಉಚಿತ ಸ್ಕ್ರೀನಿಂಗ್ ಶಿಬಿರಗಳನ್ನು ದಿನಾಂಕಗಳೊಂದಿಗೆ ಜೋಡಿಸಲಾಗುತ್ತದೆ. ಹಿರಿಯ ನಾಗರಿಕ ದಿನದ ಮಹತ್ವವು ಸಾಂಕೇತಿಕತೆಯನ್ನು ಮೀರಿತು. ಕುಟುಂಬಗಳು, ಉದ್ಯೋಗದಾತರು ಮತ್ತು ಆರೋಗ್ಯ ಸಂಸ್ಥೆಗಳು ವೃದ್ಧರ ಯೋಗಕ್ಷೇಮವನ್ನು ಪರಿಶೀಲಿಸಲು ಒಂದು ರಚನಾತ್ಮಕ ಅವಕಾಶವಾಗಿದೆ. ಅವರಲ್ಲಿ ಅನೇಕರು ದೀರ್ಘಕಾಲದ ಅನಾರೋಗ್ಯ, ಒಂಟಿತನ ಅಥವಾ ಕಡಿಮೆ ಚಲನಶೀಲತೆಯಿಂದ ತಮ್ಮ ಹೋರಾಟಗಳನ್ನು ವ್ಯಕ್ತಪಡಿಸುತ್ತಲ್ಲದೆ ಸದ್ಯದಲ್ಲಿ ಕಾರ್ಯನಿರ್ವಹಿಸುತ್ತಾರೆ.
1: ಇನ್ನು ಮುಂದೆ ಕೇಳಿ ಬರೋಣ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 112 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ.
0: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVG ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ. ಒಳಿತೆಂದು ಸೊಗಸೆಂದು,
4: ಒಳಿತೆಂದು ಸೊಗಸೆಂದು
3: ಜಗವು ಮೆಚ್ಚುವುದೆಲ್ಲ,
4: ಜಗವು ಮೆಚ್ಚುವುದೆಲ್ಲ
3: ಕಲೆ ಕಣಂಗಳು ಮಾತ್ರ,
4: ಕಲೆ ಕಣಂಗಳು ಮಾತ್ರ
3: ಪೂರ್ಣಂಗಳಲ್ಲ,
4: ಪೂರ್ಣಂಗಳಲ್ಲ
3: ನಲಿವು ಚೆಲುವುಗಳ,
4: ನಲಿವು ಚೆಲುವುಗಳ
3: ಪರಿಪೂರ್ಣ ಮೂಲಾಕೃತಿಯೇ,
4: ಪರಿಪೂರ್ಣ ಮೂಲಾಕೃತಿಯೇ
3: ಪರಬೊಮ್ಮನೆನ್ನುವರು ಮಂಕುತಿಮ್ಮ,
4: ಪರಬೊಮ್ಮನೆನ್ನುವರು ಮಂಕುತಿಮ್ಮ.
3: ಕಳೆದ 4 ಮುಕ್ತಕಗಳಲ್ಲಿ ನಾವು ಸಚ್ಚಿದಾನಂದ ಘನ, ಸತ್, ಚಿತ್ ಮತ್ತು ಆನಂದ ಈ ಮೂರರ ಏಕೀಕೃತ ರೂಪವಾದಂಥ ಪರಬ್ರಹ್ಮ ತತ್ವದ ಕುರಿತು ನಾವು ನೋಡಿದ್ವಿ. ಈಗ ನಾವು 126 ಮುಕ್ತಕ ಏನು ನೋಡ್ತಾ ಇದ್ದೀವಿ. ಇದು ಮತ್ತು ಇನ್ನು ಮುಂದಿನ 2-3 ಮುಕ್ತಕಗಳಲ್ಲಿ ನಾವು ಆ ಸಚ್ಚಿದಾನಂದ ಘನವನ್ನು ನಮ್ಮ ನಿತ್ಯ ಜೀವನದಲ್ಲಿ ಯಾವ ರೀತಿಯಲ್ಲಿ ನಾವು ನೋಡ್ಕೊಳ್ಬಹುದು ಅನ್ನೋದಕ್ಕೆ ಒಂದು ಮಾದರಿಯನ್ನು DVG ನಮ್ಮ ಮುಂದೆ ಇಡ್ತಾರೆ. ನಮಗೆ ಜೀವನದಲ್ಲಿ ಯಾವಾಗಲೂ ಚೆನ್ನಾಗಿರೋದೇ ಬೇಕು. ಆ ಚೆನ್ನಾಗಿರೋವಂಥದ್ದು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಚೆನ್ನಾಗಿದೆ ಅಂತ ಅನಿಸುತ್ತೆ. ಒಳಿತೆಂದು ನನಗೆ ಚೆನ್ನಾಗಿದೆ, ನನಗೆ ಚೆನ್ನಾಗಿ ಅನಿಸುತ್ತೆ, ನನಗೆ ಒಳ್ಳೆಯದು ಅನ್ನೋದು ಒಂದಾದರೆ, ಸೊಗಸೆಂದು ಅಯ್ಯೋ ಎಷ್ಟು ಚೆನ್ನಾಗಿದೆ ಅದು, ಹೊರಗಡೆದು ಸುಂದರವಾದಂಥ ಒಂದು ದೃಶ್ಯ, ಈ ರೀತಿದು ಒಂದು ನಮಗೆ ಅನಿಸುತ್ತೆ. ಈ ಎರಡೂ ಕೂಡ ಜಗವು ಮೆಚ್ಚುತ್ತೆ ಆದರೆ

ಇಡೀ ಜಗ ಒಂದನ್ನೇ ಒಳಿತು ಅಂತ ಮೆಚ್ಚುತ್ತಾ ಅಥವಾ ಒಂದನ್ನೇ ಸೊಗಸು ಅಂತ ಮೆಚ್ಚುತ್ತಾ ಅಂತ ನಮ್ಮನ್ನ ನಾವು ಕೇಳಿಕೊಂಡ್ರೆ ನಮಗೊಂದು ಸ್ಪಷ್ಟವಾಗಿ ಗೊತ್ತಾಗೋದೇನೆಂದರೆ ಹಾಗಲ್ಲ, ಅದು ಬಹಳ ವೈಯಕ್ತಿಕವಾದಂಥ ಅಭಿಪ್ರಾಯ. ಈಗ ನನಗೆ ಯಾವುದು ಸರಿ ಅಂತ ತೋರಿಸುತ್ತೋ ಅದು ನಿನಗೆ ಸರಿ ಅಂತ ತೋರದೇ ಇರಬಹುದು. ನನಗೆ ಕಾಫಿ ಇಷ್ಟ, ಕಾಫಿಗೆ ಸಕ್ಕರೆ ಹಾಕಿದರೆ ಇಷ್ಟ. ಇನ್ಯಾರಿಗೋ ಟೀ ಇಷ್ಟ, ಅವರಿಗೆ ಟೀಗೆ ಸಕ್ಕರೆ ಹಾಕದೇ ಇದ್ದರೆ ಇಷ್ಟ. ಸೊ ಹೀಗೆ ಆ ವ್ಯತ್ಯಾಸಗಳು ಬಹಳ ಜಾಸ್ತಿ ಇರುತ್ತೆ ಒಬ್ಬರಿಂದ ಒಬ್ಬರಿಗೆ. ಹಾಗೆ ನನಗೆ ಯಾವುದು ಓಹ್ ಎಷ್ಟು ಚೆನ್ನಾಗಿದೆಯಪ್ಪ ಅಂತ ಯಾವುದೋ ಒಂದು ಪಕ್ಷಿಯನ್ನು ನೋಡಿದಾಗ ಅನ್ನಿಸ್ಬಹುದು. ಬಟ್ ಇನ್ಯಾರಿಗೋ ಅದೇನು ಮಹಾ ಪಕ್ಷಿ, ಆದರೆ ಏನು ಮಹಾ ಅದು, ನಾನು ಬೇರೆ ಏನೋ ನೋಡ್ತೀನಿ ಅಂತ ಅಂದ್ಕೊಂಡು ಅವ್ರು ಮುಂದಕ್ಕೆ ಹೋಗ್ಬೋದು. ಸೊ ಹಾಗೆ ಜಗತ್ತಿನಲ್ಲಿರುವಂತಹ ನಾವೆಲ್ಲರೂ ಕೂಡ ಇದು ಒಳಿತು ನನಗೆ ಅಂತ ಯಾವುದನ್ನು ಅಂದ್ಕೊಳ್ತೀವೋ, ಇದು ಎಷ್ಟು ಚೆನ್ನಾಗಿದೆಯಪ್ಪ ಅಂತ ಅಂದ್ಕೊಳ್ತೀವೋ, ಅದೆಲ್ಲವೂ ಕೂಡ ಬಹಳಷ್ಟು ವೈಯಕ್ತಿಕವಾದಂತಹ ಆಂತರಿಕವಾದಂತಹ ಕೆಲವು ಭಾವನೆಗಳು ಪ್ರಕ್ರಿಯೆಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದರಲ್ಲಿ ನನಗೆ ನನ್ನ ದಾರಿಯೇ ಸರಿ ಅಂತಲೇ ನನಗೆ ಅನ್ನಿಸ್ತಾ ಇರುತ್ತೆ. ನಂದನ್ನು ನೀನು ಒಪ್ಕೋ ಅಂತ ಹೇಳಿದಾಗ ನಿನಗೆ ಅಷ್ಟು ಸುಲಭವಾಗಿ ಅದು ಒಪ್ಕೊಳ್ಳೋದಕ್ಕೆ ಇಚ್ಛೆ ಇರಲ್ಲ. ಯಾಕೆ, ನಿನ್ನ ದೃಷ್ಟಿಯಲ್ಲಿ ಬೇರೆ ಏನೋ ಚೆನ್ನಾಗಿದೆ, ಬೇರೆ ಏನೋ ಚೆನ್ನಾಗಿದೆ. ಸೊ ನನಗೆ ಚೆನ್ನಾಗಿರೋವಂಥದ್ದು ಮತ್ತು ನಿನಗೆ ಚೆನ್ನಾಗಿರೋವಂಥದ್ದು ಇವು ನಮ್ಮ ದೃಷ್ಟಿಯಲ್ಲಿ ಬೇರೆ ಬೇರೆ ಆದರೂ ಕೂಡ ನಾವು ನೆನ್ಪಿಟ್ಕೊಳ್ಬೇಕಾದ್ದು ಒಂದು ಬಹಳ ಸ್ವಾರಸ್ಯಕರವಾದಂಥ ಅಂಶ ಏನಪ್ಪ ಅಂದರೆ ಅದು ಒಂದೇ ಚಿತ್ರದಲ್ಲಿ ರಚಿತವಾಗಿರೋಂಥ ಎರಡು ಹೂವುಗಳು ಅನ್ನೋ ರೀತಿಯಲ್ಲಿ. ಒಂದು ಪೇಂಟಿಂಗ್ ಇದೆ, ಆ ಪೇಂಟಿಂಗ್ನಲ್ಲಿ ನನಗೆ ಒಂದು ಹೂವು ಇಷ್ಟ, ನಿನಗೆ ಇನ್ನೊಂದು ಹೂವು ಇಷ್ಟ, ಎರಡೂ ಕೂಡ ಇರೋವಂಥದ್ದು ಯಾವುದರಲ್ಲಿ, ಒಂದೇ ಪೇಂಟಿಂಗಲ್ಲಿ. ಸೊ ಆ ಎಲ್ಲರ ಒಳಿತುಗಳನ್ನು ಎಲ್ಲರ ಸೊಗಸುಗಳನ್ನು ಒಳಗೊಂಡಂಥ ಒಂದು ಪರಿಪೂರ್ಣವಾದಂಥ ಚಿತ್ರ ಏನಿದೆಯೋ ಆ ಮೂಲ ಆ ಕೃತಿ ಪರಬ್ರಹ್ಮ. ಸೊ ನನಗೂ ಚೆನ್ನಾಗಿದೆ ಅಂತ ಅನಿಸಿದ್ದು ನನಗೆ ಚೆನ್ನಾಗಿರುತ್ತೆ, ಅದರ ಅರ್ಥ ಇನ್ಯಾರಿಗೋ ಚೆನ್ನಾಗಿದೆ ಅಂತ ಅನಿಸಿದ್ದು ಚೆನ್ನಾಗಿ ಇಲ್ಲದೇ ಇರೋವಂಥದ್ದು ಅನ್ನೋ ಭಾವನೆ ನಮಗೆ ಬಂದ್ಬಿಡುತ್ತೆ. ಸೊ ಈ ಭೇದ ಭಾವದಿಂದಲೇ ನಮ್ಮಲ್ಲಿ ಹೆಚ್ಚೆಚ್ಚಾಗಿ ವೈಷಮ್ಯಗಳು ಕೂಡ ಬರುವಂಥದ್ದು. ಆ ಪರಿಪೂರ್ಣ ಚಿತ್ರವನ್ನು ನಾವು ನೋಡ್ತಾ ನನಗೆ ಈ ಪೂರ್ಣ ಚಿತ್ರದಲ್ಲಿ ಈ ಭಾಗ ಇಷ್ಟ, ಅದೇ ಪೂರ್ಣ ಚಿತ್ರದ ಇನ್ನೊಂದು ಭಾಗವನ್ನು ಬೇರೆ ಯಾರೋ ಇಷ್ಟಪಡಬಹುದು ಅನ್ನೋಂಥ ಸತ್ಯಾಂಶ ನನಗೆ ಸದಾಕಾಲ ನೆನಪಿದ್ರೆ ಆಗ ನಾನು ನನ್ನ ವೈಯಕ್ತಿಕ ಭಾವನೆಗಳಿಗೆ ಪರಮಸತ್ಯದ ಒಂದು ಪಟ್ಟವನ್ನು ಕಟ್ಟಲ್ಲ, ಎಲ್ಲರನ್ನೂ ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳೋಂಥ ಭಾವದಲ್ಲಿ ಇರ್ತೀನಿ. ಇಲ್ಲಿ ಇನ್ನೊಂದು ನಾವು ನೆನ್ಪಿಟ್ಕೊಳ್ಬೇಕಾದೇನೆಂದರೆ ಚೆನ್ನಾಗಿರೋಂಥ ವಸ್ತು ಒಂದು ಸರ್ತಿ ನನಗೇನಾದರೂ ಸಿಕ್ಕಿದರೆ ಸಿಕ್ಕಿದ ಒಂದು ಸ್ವಲ್ಪದ ವಸ್ತುವಿನ ಪ್ರಮಾಣದಿಂದ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ, ನನಗೆ ತೃಪ್ತಿ ಆಗಲ್ಲ, ನನಗೇನು ಅನಿಸುತ್ತೆ ನನಗೆ ಇನ್ನಷ್ಟು ಬೇಕು ಅಂತ ಅನಿಸುತ್ತೆ. ಆಯ್ತಪ್ಪ ಇನ್ನಷ್ಟು ನನಗೆ ಸಿಕ್ತು, ಆ ಸಿಕ್ಕಿದ್ದು ನನಗೇನು ಅನ್ನಿಸ್ತಾ ಇರುತ್ತೆ ನನಗೆ ಸದಾಕಾಲ ನನಗೆ ಇದಿರಲೇಬೇಕು. ಸೊ ಎರಡು ವಿಚಾರಗಳು, ಒಂದು ಎಷ್ಟು ಪ್ರಮಾಣದಲ್ಲಿ ನನಗೆ ಆ ಚೆನ್ನಾಗಿರೋಂಥ ನನಗೆ ಸಂತೋಷ ಕೊಡ್ತಾ ಇರೋಂಥ ನನ್ನ ಮನಸ್ಸಿಗೆ ಮುದ ನೀಡ್ತಾ ಇರೋಂಥ ವಸ್ತು ಎಷ್ಟು ಪ್ರಮಾಣದಲ್ಲಿ ಸಿಗ್ತಾ ಇದೆ, ಜಾಸ್ತಿ ಸಿಕ್ಕಬೇಕು ನನಗೆ ಎಷ್ಟು ಬೇಕೋ ಅಷ್ಟು ಸಿಕ್ಕಬೇಕು, ಮತ್ತು ಎಷ್ಟು ಸಮಯ ಅದು ಸಿಗ್ತಾ ಇದೆ, ಸದಾಕಾಲ ನನಗೆ ಅದು ಇರಲೇಬೇಕು ಅನ್ನೋಂಥ ಭಾವನೆ ನನಗಿರುತ್ತೆ. ಇದು ಸ್ವಾಭಾವಿಕವಾಗಿ ನಮಗೆಲ್ಲರಿಗೂ ಅನಿಸೋವಂಥದ್ದು. ಸೊ ನನಗೆ ಇಷ್ಟ ಆಗಿರೋಂಥ ಯಾವುದೋ ಒಂದು ವಸ್ತು ಸ್ವಲ್ಪವೇ ಸಿಕ್ತು ಅಂತಂದರೆ ಅವಾಗೇನಾಗುತ್ತೆ, ನನಗದು ಇಷ್ಟ ಇದ್ದರೂ ಕೂಡ ನನಗೆ ತೃಪ್ತಿ ಸಿಕ್ಕಲ್ಲ, ಇನ್ನಷ್ಟು ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತಾ ಇರುತ್ತೆ. ಹಾಗೆ ಸಿಕ್ಕಿದಂಥ ವಸ್ತು ನನ್ನ ಕೈಯಿಂದ ಹೊರಟೋಯ್ತು ಅಂದ್ಕೊಳ್ಳೋಣ, ಇವತ್ತು ಸಿಕ್ತು ಹೊರಟೋಯ್ತು ಅಂದ್ಕೊಳ್ಳೋಣ, ಹೊರಟೋದ ತಕ್ಷಣ ನನಗೆ ಅಯ್ಯೋ ಅದು ಹೊರಟೋಯ್ತಲ್ಲ ಅಂತ ಬೇಸರ, ಇಷ್ಟೊತ್ತು ನನ್ನ ಹತ್ರ ಇತ್ತಲ್ಲ ಅನ್ನೋಂಥ ಖುಷಿಯನ್ನು ನಾನು ಮರೆತು ಬಿಡ್ತೀನಿ. ಸೊ ಹಾಗೆ ಈ ಪ್ರಮಾಣ ಮತ್ತು ಅವಧಿ ಈ ಎರಡು ಕೂಡ ಬಹಳ ಮುಖ್ಯ. ಅದಕ್ಕೆ ಡಿ ವಿ ಜಿ ಅವರು ಇಲ್ಲಿ ಹೇಳ್ತಾರೆ, ನಮಗೆ ಸಿಕ್ಕುವಂಥ ಯಾವುದೇ ವಸ್ತುವನ್ನು ನಾವು ಒಳಿತು ಅಥವಾ ಸೊಗಸು ಅಂತ ಅಂದುಕೊಂಡಾಗ ಒಂದು ಅದು ವೈಯಕ್ತಿಕವಾದಂಥ ಅಭಿಪ್ರಾಯ, ಎರಡನೇದು ಅದು ಕಲೆ ಅಂದರೆ ಸ್ವಲ್ಪ ಮಾತ್ರ ಕಣಗಳು ಮಾತ್ರ, ಅದು ಪ್ರಮಾಣದ ದೃಷ್ಟಿಯಿಂದಲೂ ಸ್ವಲ್ಪ, ಅವಧಿಯ ದೃಷ್ಟಿಯಿಂದಲೂ ಸ್ವಲ್ಪ. ಸೊ ನಾವು ಈ ಪ್ರಮಾಣ ಅವಧಿ ಎರಡರಲ್ಲೂ ಸೀಮಿತವಾದಂತಹ ನಮ್ಮ ಕೈ ಜಾರಿ ಹೋಗಬಹುದಾದಂಥ ವಸ್ತುಗಳಲ್ಲೇ ಒಳಿತನ್ನು ಸೊಗಸನ್ನು ನೋಡ್ತಾ ಅದು ಕಳೆದು ಹೋದಾಗ ದುಃಖದಲ್ಲಿ ಮುಳುಗುವಂಥ ಪರಿಸ್ಥಿತಿಯಲ್ಲೇ ಸದಾಕಾಲ ಇರ್ತೀವಿ.

0: ಬದಲಿಗೆ ನಾವು ಮಾಡಬೇಕಾದ್ದೇನು, ಈ ಒಳಿತು ಮತ್ತೆ ಸೊಗಸು ಇವೆರಡೂ ಕೂಡ ಯಾವ ಮೂಲದಿಂದ ಬರ್ತಾ ಇದೆ ಅಂತ ನಾವು ನೋಡಿಕೊಂಡಾಗ ಅದು ಒಂದು ದೊಡ್ಡದಾದಂತಹ ನಿಧಿ, ಯಾವತ್ತೂ ಬತ್ತಲಾರದಂತಹ ಒಂದು ಚಿಲುಮೆ ಅದು. ಆ ಚಿಲುಮೆಯೇ ನಾನು ಆರಾಧಿಸೋದಕ್ಕೆ ಸಾಧ್ಯ ಆದರೆ, ಆ ಚಿಲುಮೆಯನ್ನೇ ನನ್ನದಾಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆದರೆ, ಸಣ್ಣದಾಗಿ ನಾನು ಈಗ ಪಡ್ಕೊಳ್ತಾ ಇರುವಂತಹ ಒಳಿತು, ಸ್ವಲ್ಪ ಮಟ್ಟಿಗೆ ಮಾತ್ರ ನೋಡ್ತಾ ಇರುವಂತಹ ಸೊಗಸು, ಅದು ಕ್ಷಣಿಕ. ಅದನ್ನು ದಾಟಿ ಪ್ರಪಂಚದಲ್ಲಿರುವಂತಹ ಎಲ್ಲ ಒಳಿತುಗಳು, ಎಲ್ಲ ಸಂತೋಷಗಳು, ಎಲ್ಲ ಸೌಂದರ್ಯಗಳ ಪರಿಪೂರ್ಣವಾದಂತಹ ಮೂಲ ಕೃತಿಯನ್ನೇ ನಾನು ನೋಡೋದಕ್ಕೆ ಸಾಧ್ಯವಾ? ಅದನ್ನು ನಾನು ನೋಡಿಕೊಂಡಾಗ ಅದು ಪರಬ್ರಹ್ಮ. ಆ ಪರಬ್ರಹ್ಮನನ್ನು ನಾನು ಪ್ರತಿಯೊಂದರಲ್ಲೂ ನೋಡಬೇಕು. ಭಿನ್ನತೆಗಳು ಇದ್ದಾಗಿಯೂ ಸಹ ಪರಿಪೂರ್ಣತೆಯನ್ನು ನಾವು ನೋಡೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ನಾವು ನೆನ್ಪಿಟ್ಕೋಬೇಕು. ಆಗ ನಮ್ಮ ಮಧ್ಯ ಇರುವಂತಹ ಭಿನ್ನ ಅಭಿಪ್ರಾಯಗಳು ಗೋಡೆಗಳಾಗಲ್ಲ. ಅದನ್ನು ನಾವು ಪರಸ್ಪರ ನೋಡಿಕೊಂಡು ಹಂಚಿಕೊಂಡು ಪರಸ್ಪರರ ಒಳಿತು ಸೊಗಸುಗಳನ್ನು ನಾವು ನಮ್ಮ ಒಂದು ಒಳಿತಿಗಾಗಿ ತಿರುಗಿಸ್ಕೊಂಡಾಗ ಪರಬ್ರಹ್ಮನ ಸ್ವರೂಪವನ್ನು ನಾವು ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 112 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದು ಆಗಸ್ಟ್ ತಿಂಗಳ 21 ತಾರೀಕಿನ ಶುಕ್ರವಾರ. ಬನ್ನಿ ಇವತ್ತಿನ ಪ್ರಮುಖಾಂಶಗಳನ್ನು ತಿಳಿಯೋಣ. 43.84 ಲಕ್ಷ ಮಂದಿಗೆ ನೋಟಿಸ್. ಸಕ್ಕರೆ ಬೆಲೆ ದಿಢೀರ್ ಹೆಚ್ಚಳ. ತುಂಬಲು ಹಲವು ದಿನ, ಇಳಿಕೆಗೆ ಕೆಲವೇ ದಿನ. ಕಬಿನಿ ನಾಲೆಗಳಿಗೆ ನೀರು ಹರಿಸಲು ಒತ್ತಾಯ. ಬೆಲೆ ಏರಿಕೆ ಕ್ಷೀಣಿಸಿದ ವಹಿವಾಟು. ವಿಶ್ವಭಾರತಿ ಕಾಲೇಜಿನಲ್ಲಿ CA ಕೋರ್ಸ್. ಬೆಂಗಳೂರು ಹೊಸೂರು ಮೆಟ್ರೋ CM ವಿಜಯ್ ಮನವಿ. ಸಕ್ಕರೆ ಸಗಟು ಬಳಕೆದಾರರಿಗೆ ಮಿತಿ. ಚಿನ್ನದ ದರ 4,300, ಬೆಳೆ 10,000 ಹೆಚ್ಚಳ. ಎರಡನೇ ಹಂತಕ್ಕೆ ಸಲೀಮ ಬಳಗ, ಪ್ರಜ್ಞಾನಂದ್ರನ ರಬ್. ಕ್ವಾರ್ಟರ್ಗೆ ಸಾತ್ವಿಕ್ ಚಿರಾಗ್, ತ್ರಿಸಾ ಗಾಯತ್ರಿ. ಸಿಂಥೆಟಿಕ್ ಶಟಲ್ ಕಾಕ್ ಟ್ರಯಲ್ಸ್. ನೀರಜ್ ಪತಿಗೆ ಪೈಪೋಟಿ ವೇದಿಕೆ. ಕೋಲಾರ ಓಪನ್ ಗಾಲ್ಫ ಮುನ್ನಡೆಯಲ್ಲಿ ಶೌರ್ಯ. ರಾಷ್ಟ್ರೀಯ TT ತನಿಷ್ಕಾಗೆ ಚಿನ್ನದ ಪದಕ. ಮನ್ವಿ ತಾನ್ಯ ಸ್ವರ್ಣ ಸಾಧನೆ. ಡೋಪಿಂಗ್ ಸ್ವಪ್ನ ಅಮಾನತು. ಅಮೆರಿಕ ಓಪನ್ ಸಿಂಗಲ್ ವಿಜೇತರಿಗೆ 52 ಕೋಟಿ. ಪ್ರಮುಖಾಂಶಗಳ ವಿವರಣೆ. 43.84 ಲಕ್ಷ ಮಂದಿಗೆ ನೋಟಿಸ್. ಬೆಂಗಳೂರು ವಿಶೇಷ ಸಮಗ್ರ ಪರಿಷ್ಕರಣೆಯಡಿಯಲ್ಲಿ ರಾಜ್ಯದ 43.84 ಲಕ್ಷ ಮತದಾರರಿಗೆ ನೋಟಿಸ್ ಬರಲಿದೆ. ಈಗಾಗಲೇ SSDDO ಎಂದು ವರ್ಗೀಕರಿಸಲಾದ 1.08 ಕೋಟಿ ಮತದಾರರು ಸೇರಿ 1.55 ಕೋಟಿ ಮಂದಿ ತಮ್ಮ ಗುರುತು, ತಮ್ಮ ಜನ್ಮದಿನಾಂಕ ಮತ್ತು ಪೌರತ್ವ ಸಾಬೀತುಪಡಿಸಬೇಕಿದೆ. SIR ಭಾಗವಾಗಿ 4.46 ಕೋಟಿ ಮತದಾರರಿಂದ ಸಂಗ್ರಹಿಸಲಾಗಿದ್ದ ಗಣತಿ ನಮೂನೆಗಳ ಪೈಕಿ 23.45 ಲಕ್ಷ ಮತದಾರರ ಮ್ಯಾಪಿಂಗ್ ವಿವರ ಲಭ್ಯವಿಲ್ಲ. 2002 ಮತದಾರರ ಪಟ್ಟಿಯಲ್ಲಿ ಗಣತಿ ನಮೂನೆಯಲ್ಲಿ ಭರ್ತಿ ಮಾಡಬೇಕಿತ್ತು. ಆ ಮಾಹಿತಿ ಇಲ್ಲದೆ ಗಣತಿ ನಮೂನೆ ಸಲ್ಲಿಸುವ ಎಲ್ಲ ಮತದಾರರಿಗೂ ನೋಟಿಸ್ ಜಾರಿ ಆಗಲಿದೆ. ಸಕ್ಕರೆ ಬೆಲೆ ದಿಢೀರ್ ಹೆಚ್ಚಳ. ಬೆಂಗಳೂರಿನ ಸಗಟು ಮಾರುಕಟ್ಟೆಯಲ್ಲಿ ಸಕ್ಕರೆ ಬೆಲೆಯು ಭಾರೀ ಪ್ರಮಾಣದಲ್ಲಿ ಹೆಚ್ಚಳ ಕಂಡಿವೆ. ಪ್ರಮುಖ ಹಬ್ಬಗಳು ಹತ್ತಿರವಾಗುತ್ತಿರುವ ಹೊತ್ತಿನಲ್ಲಿ ದರ ಏರಿಕೆಯಾಗಿರುವುದರಿಂದ ಗ್ರಾಹಕರಿಗೆ ಕಿಸೆಗೆ ಭಾರ ಆಗಲಿದೆ. 5 ದಿನಗಳ ಹಿಂದೆ KG ಸಕ್ಕರೆ ಬೆಲೆಯು ಸಗಟು ಮಾರುಕಟ್ಟೆಯಲ್ಲಿ 52 ಇತ್ತು. ಗುರುವಾರ ಅದು 64ಕ್ಕೆ ಹೆಚ್ಚಳಾಗಿದೆ ಎಂದು ಪ್ರವರ್ತಕರು ತಿಳಿಸಿದ್ದಾರೆ. ತುಂಬಲು ಹಲವು ದಿನ, ಇಳಿಕೆಗೆ ಕೆಲವೇ ದಿನ. ಮೈಸೂರು ಜಿಲ್ಲೆಯ ಹೆಚ್ ಡಿ ಕೋಟೆ ತಾಲೂಕಿನ ಬೀಚ್ನ ಹಳ್ಳಿಯಲ್ಲಿ

ಇರುವ ಕಬಿನಿ ಜಲಾಶಯ ಭರ್ತಿಯಾಗಲು ಹಲವು ದಿನಗಳು ಬೇಕಾಯಿತು. ಆದರೆ ನೀರಿನ ಮಟ್ಟವು ಕೆಲವೇ ದಿನಗಳಲ್ಲಿ ಬಹಳಷ್ಟು ಕಡಿಮೆಯಾಗಿದೆ. ಒಳಹರಿವಿಗಿಂತಲೂ ಒಳಹರಿವಿನ ಪ್ರಮಾಣವನ್ನು ಹೆಚ್ಚಿಸುವುದು ಇದಕ್ಕೆ ಕಾರಣ. ತಮಿಳುನಾಡಿಗೆ ಹರಿಸಲು ಇಲ್ಲಿನ ನೀರನ್ನು ಬಳಸಿಕೊಳ್ಳಲಾಗುತ್ತಿದೆ ಎಂದು ಆರೋಪವು ಕೇಳಿಬಂದಿದೆ. ಮುಂಗಾರು ಮಳೆ ಕೊರತೆ ಕಾರಣದಿಂದ ಕಬಿನಿ ಒಡಲು ಬಹುತೇಕ ಚಿಂತಾಜನಕ ಸ್ಥಿತಿಗೆ ತಲುಪಿತು. ಜೂನ್ ಜುಲೈ ಜೊತೆಗೆ ಆಗಸ್ಟ್ನಲ್ಲೂ ಸಮರ್ಪಕವಾದ ಮಳೆಯಾಗುತ್ತಿಲ್ಲ. ಆದರೆ ಕೇರಳದ ವಯನಾಡು ಜಿಲ್ಲೆಯಲ್ಲಿ ಉತ್ತಮ ಮಳೆಯಾದ್ದರಿಂದ ಕಬಿನಿಗೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿತ್ತು. ಈ ಪರಿಣಾಮ ಕೆಲವೇ ದಿನಗಳಲ್ಲಿ ಅಡಿಗಳ ಮಟ್ಟದಲ್ಲಿ ಭರ್ತಿಯಾಗಿತ್ತು. ಒಳಹರಿವಿನ ಪ್ರಮಾಣ ಹೆಚ್ಚಾದ್ದರಿಂದ ಹೊರಹರಿವಿನ ಪ್ರಮಾಣವು ಜಾಸ್ತಿ ಮಾಡಿ ಕಪಿಲಾ ನದಿಗೆ ನೀರು ಹರಿಸಲಾಯಿತು. ಆದರೆ ಈಗಲೂ ಒಳಹರಿವು ಹೆಚ್ಚೇ ಇದ್ದು ನೀರಿನ ಪ್ರಮಾಣವು ಕೆಲವೇ ದಿನಗಳೇ 8 ಅಡಿಯಷ್ಟು ಕಡಿಮೆಯಾಗಿದೆ. ಹುಣಸೂರು ಬರದ ಹಿನ್ನೆಲೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಖರೀದಿ ಕಡಿಮೆ ಇದ್ದು ನಗರದ ಮಾರುಕಟ್ಟೆಯಲ್ಲಿ ವ್ಯಾಪಾರ ನಿರೀಕ್ಷಿತ ಮಟ್ಟಕ್ಕೆ ಇರಲಿಲ್ಲ. ಮುಂಗಾರು ಮಳೆ ಇಲ್ಲದೆ ರೈತರು ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದು ವಹಿವಾಟು ಇಲ್ಲದೆ ಮಾರುಕಟ್ಟೆ ರಸ್ತೆ ಸಾಧಾರಣವಾಗಿತ್ತು. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಗ್ರಾಹಕರ ಸುಡುವಂತಿತ್ತು. ವಿಶ್ವಭಾರತಿ ಕಾಲೇಜಿನಲ್ಲಿ ಸಿಎ ಕೋರ್ಸ್, ಹೆಚ್ಡಿಕೋಟೆ ತಾಲೂಕಿನಲ್ಲಿ ಪದವಿ ವಿದ್ಯಾರ್ಥಿಗಳ ಚಾರ್ಟೆಡ್ ಅಕೌಂಟೆಂಟ್ ಕೋರ್ಸ್ ಇದೆ. ವರ್ಷದಿಂದ ಆರಂಭವಾಗುತ್ತಿದ್ದು ಸ್ಪರ್ಧಾತ್ಮಕ ಯುಗದಲ್ಲಿ ವಿದ್ಯಾರ್ಥಿಗಳು ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ವಿಶ್ವಭಾರತಿ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ ಶ್ರುತಿ ವಿಶ್ವನಾಥ್ ಅವರು ಹೇಳಿದ್ದಾರೆ. ಕಬಿನಿ ನಾಲೆಗಳಿಗೆ ನೀರು ಹರಿಸಲು ಒತ್ತಾಯ. ಮೈಸೂರು ಕಬಿನಿ ಜಲಾಶಯ ಭರ್ತಿಯಾಗಿದ್ದು ತಮಿಳುನಾಡಿಗೆ ನೀರು ಹರಿಸುವ ಬದಲು ನಾಲೆಗಳಿಗೆ ಕೂಡಲೇ ನೀರು ಹರಿಸಬೇಕು. ಇಲ್ಲವಾದಲ್ಲಿ ಆಗಸ್ಟ್ 24ರಂದು ಕಾಡಾ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಲಾಗುವುದು ಎಂದು ರಾಜ್ಯ ರೈತ ಸಂಘದ ಅಧ್ಯಕ್ಷ ಬಡಗಲಪುರ ನಾಗೇಂದ್ರರವರು ಎಚ್ಚರಿಸಿದ್ದಾರೆ. ಶಿಕ್ಷಕರ ಹುದ್ದೆ ಆಮಿಷಕ್ಕೆ ಒಳಗಾಗಬೇಡಿ. ಬೆಂಗಳೂರು ಸರ್ಕಾರಿ ಶಾಲೆಗಳ 15,000 ಶಿಕ್ಷಕ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ಆರಂಭವಾಗಿದ್ದು ಉದ್ಯೋಗ ಆಕಾಂಕ್ಷಿಗಳು ಮಧ್ಯವರ್ತಿಗಳ ಆಮಿಷಕ್ಕೆ ಒಳಗಾಗಬಾರದು ಎಂದು ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ. ಶಿಕ್ಷಕರ ನೇಮಕಾತಿಯಲ್ಲಿ ಅಕ್ರಮಗಳಿಗೆ ಅವಕಾಶ ಇರುವುದಿಲ್ಲ. ಅರ್ಹತೆ ಮತ್ತು ನಿಯಮಗಳ ಆಧಾರದಲ್ಲಿ ಸಂಪೂರ್ಣ ಪಾರದರ್ಶಕವಾಗಿ ನಡೆಯಲಾಗುವುದು. ಉದ್ಯೋಗ ಕೊಡಿಸದಾಗಿ ಆಮಿಷ ಒಡ್ಡಿಸುವುದು ಅಥವಾ ಸಂಪರ್ಕಿಸುವುದು ಕಂಡುಬಂದರೆ ತಕ್ಷಣವೇ ಇಲಾಖೆ ಗಮನಕ್ಕೆ ತರಬೇಕು ಎಂದಿದ್ದಾರೆ. ಬೆಂಗಳೂರು ಹೊಸೂರು ಮೆಟ್ರೋ ಸಿಎಂ ವಿಜಯ್ ಮನವಿ. ಮಹಾಬಲಿಪುರಂ ಬೆಂಗಳೂರು ಬೊಮ್ಮಸಂದ್ರದಿಂದ ಮೆಟ್ರೋ ರೈಲು ಮಾರ್ಗವನ್ನು ರಾಜ್ಯದ ಹೊಸೂರು ರೈಲ್ವೆವರೆಗೆ ವಿಸ್ತರಿಸುವ ಉದ್ದೇಶದ ಯೋಜನೆಯನ್ನು ಶೀಘ್ರವೇ ಅನುಷ್ಠಾನಗೊಳಿಸಬೇಕು ಎಂದು ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಅವರು ಗುರುವಾರ ಮನವಿ ಮಾಡಿದರು. ಸಕ್ಕರೆ ಸಗಟು ಬಳಕೆದಾರರಿಗೆ ಮಿತಿ. ನವದೆಹಲಿ ಸಕ್ಕರೆಯನ್ನು ಸಗಟು ರೂಪದಲ್ಲಿ ಬಳಕೆ ಮಾಡುವವರಿಗೆ ಅನ್ವಯವಾಗುವಂತೆ ಕೇಂದ್ರ ಸರ್ಕಾರವು ದಾಸ್ತಾನು ಮಿತಿ ನಿಗದಿ ಮಾಡಿದೆ. ಸಕ್ಕರೆ ಪೂರೈಕೆ ಹೆಚ್ಚಿಗೆ ಇರುವುದು ಹಾಗೂ ಬೆಲೆ ಹೆಚ್ಚಳ ಆಗಿರುವುದು ಕಳವಳ ಮೂಡಿಸುವ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವು ಈ ಕ್ರಮ ತೆಗೆದುಕೊಂಡಿದೆ. ಚಿನ್ನದ ದರ 4,300, ಬೆಳ್ಳಿ 10,000 ಹೆಚ್ಚಳ. ನವದೆಹಲಿ ಕೆಲವು ವಾರಗಳಿಂದ ಇಳಿಕೆ ಕಂಡಿದ್ದ ಚಿನ್ನ ಮತ್ತು ಬೆಳ್ಳಿ ದರವು ಗುರುವಾರದ ವಹಿವಾಟಿನಲ್ಲಿ ಏರಿಕೆ ದಾಖಲೆಯಾಗಿದೆ. ನವದೆಹಲಿಯಲ್ಲಿ ಶೇಕಡ 99.9% ಪರಿಶುದ್ಧತೆಯ 10 ಗ್ರಾಂ ಚಿನ್ನದ ದರವು 4,300 ಏರಿಕೆಯಾಗಿದೆ. 1,62,300 ಮಾರಾಟವಾಗಿದೆ. ಬೆಳ್ಳಿಯು ಕೆಜಿಗೆ 10,000 ಜಿಗಿದಿದ್ದು 2.45 ಲಕ್ಷಕ್ಕೆ ತಲುಪಿದೆ ಎಂದು ಅಖಿಲ ಭಾರತ ಸಾರಫ್ ಅಸೋಸಿಯೇಷನ್ ತಿಳಿಸಿದೆ. ಎರಡನೇ ಹಂತಕ್ಕೆ ಸಲೀಮಾ ಬಳಗ. ಪಿಟಿಐ ಛಲದಿಂದ ಆಡಿದ ಭಾರತದ ವನಿತೆಯರ ತಂಡವು ಎಫ್ಐಎಚ್ ವಿಶ್ವ ಹಾಕಿಕ್ ಟೂರ್ನಿಯರ್ ಮಹಿಳೆಯರ ವಿಭಾಗದ ಎರಡನೇ ಸುತ್ತಿಗೆ ಪ್ರವೇಶಿಸಿತು. ಗುರುವಾರ ನಡೆದ ಡಿ ಗುಂಪಿನ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ಪಂದ್ಯವು ಗೋಲಿಲ್ಲದೆ ಡ್ರಾ ಆಯಿತು. ಎದುರಾಳಿಯು ಸುಮಾರು 1 ಡಜನ್ ಪೆನಾಲ್ಟಿ ಕ್ವಾರ್ಟರ್ ಅವಕಾಶಗಳನ್ನು ವಿಫಲಗೊಳಿಸುವಲ್ಲಿ ಸಫಲರಾದ ಭಾರತ ತಂಡವು ಮುನ್ನಡೆ ಸಾಧಿಸಿತು. ಗುಂಪಿನಲ್ಲಿ ಭಾರತ ತಂಡವು ಮೊದಲ ಪಂದ್ಯದಲ್ಲಿ ಚೀನಾ ಎದುರು 2-2 ಡ್ರಾ ಸಾಧಿಸಿತು. ಎರಡನೇ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ಎದುರು ಜಯಿಸಿತು. ಇದರೊಂದಿಗೆ ಗುಂಪಿನಲ್ಲಿ ಅಜೇಯವಾಗಿ ಉಳಿಯಿತು. ಪ್ರಜ್ಞಾನಂದ ರನ್ನರ್ ಅಪ್ ಸೆಂಟ್ ಲೂಯಿಸ್. ಭಾರತದ ಆರ್ ಪ್ರಜ್ಞಾನಂದ ಸಿಂಕ್ ಫೀಲ್ಡ್ ಕಪ್ ಚೆಸ್ ಟೂರ್ನಿಯಾದಲ್ಲಿ ರನ್ನರ್ ಅಪ್ ಸ್ಥಾನ ಪಡೆದರು. ವೆಸ್ಲಿ ಸೋ ಮತ್ತು ಪ್ರಜ್ಞಾನಂದ ರವರು ಬುಧವಾರ 9ನೇ ಹಾಗೂ ಅಂತಿಮ ಸುತ್ತಿನ ನಂತರ 5.5 ಪಾಯಿಂಟ್ಸ್ ಗಳಿಸಿತು. ಆದರೆ ಅಮೆರಿಕದ ಆಟಗಾರ ಟೈಬ್ರೇಕರ್ ಜಯಶಾಲಿಯಾದರು. ಕ್ಲಾಸಿಕಲ್ ಮಾದರಿಯ ಈ ಟೂರ್ನಿ ಅಂತಿಮ ಸುತ್ತಿನಲ್ಲಿ ಚೆನ್ನೈ ಆಟಗಾರ ನೆದರ್ಲ್ಯಾಂಡ್ನ ಅನೀಶ್ ಗಿರಿ ಜೊತೆ ಡ್ರಾ ಮಾಡಿಕೊಂಡಿದ್ದರು. ವೆಸ್ಲಿ ತಮ್ಮ ಅಂತಿಮ ಪಂದ್ಯವನ್ನು ಉಜ್ಬೇಕಿಸ್ತಾನದ ಜಾವೋ ಕಿರ್ಸಿಂದೋರಾವ್ ಜೊತೆ ಡ್ರಾ ಮಾಡಿಕೊಂಡರು. ಕ್ವಾರ್ಟರ್ಗೆ ಸಾತ್ವಿಕ್ ಚಿರಾಗ್ ಟ್ರೀಸಾ ಗಾಯತ್ರಿ. ನವದೆಹಲಿ ಭಾರತದ ಅಗ್ರ ಡಬಲ್ಸ್ ಜೋಡಿಯಾದ ಸಾತ್ವಿಕ್ ಸಾಯಿರಾಜ್ ರಣಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್

ಪುರುಷರ ಡಬಲ್ಸ್ನಲ್ಲಿ ಗುರುವಾರ 8 ಘಟ್ಟಕ್ಕೆ ದಾಪುಗಾಲು ಇಟ್ಟಿತು. ಬೆಳಗ್ಗೆ ಮಹಿಳೆಯರ ಡಬಲ್ಸ್ನಲ್ಲಿ ಅನುಭವಿ ಟ್ರಿಸಾ ಜೋಡಿ ಗಾಯತ್ರಿ ಗೋಪಿಚಂದ್ ಜೋಡಿ ಸಹ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿತು. ಸಿಂಥೆಟಿಕ್ ಶಟಲ್ ಕಾಕ್ ಟ್ರಯಲ್ಸ್ ನವದೆಹಲಿ. ಕಳೆದ ಎರಡು ತಿಂಗಳಿಂದ 4 ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಟೂರ್ನಿಯಗಳಲ್ಲಿ ಸಿಂಥೆಟಿಕ್ ಶಟಲ್ ಕಾಕ್ ಬಳಸಲಾಗುತ್ತಿದೆ. ಉನ್ನತ ದರ್ಜೆಯ ಟೂರ್ನಿಯಗಳಲ್ಲಿ ಅಗತ್ಯವನ್ನು ಇದು ಬಹುತೇಕ ಪೂರೈಸಿದೆ. ಇವುಗಳ ಬಳಕೆಯನ್ನು ಜಾರಿಗೆ ತರಲು ಯಾವುದೇ ಕಾಲಮಿತಿಯನ್ನು ನಿಗದಿ ಮಾಡಲಾಗಿಲ್ಲ. ಆದ್ದರಿಂದ ಎಲ್ಲ ಆಯಾಮಗಳನ್ನು ಪರಿಶೀಲಿಸಿಯೇ ಮುಂದಡಿ ಇಡಲಾಗುವುದು ಎಂದು ವಿಶ್ವ ಬ್ಯಾಡ್ಮಿಂಟನ್ ಫೆಡರೇಷನ್ ಮಹಾಪ್ರಧಾನ ಕಾರ್ಯದರ್ಶಿ ಥಾಮಸ್ ಲುಂಡ್ ಹೇಳಿದ್ದಾರೆ. ನೀರಜ್ ಪತಿರಾಗಿ ಪೈಪೋಟಿ ವೇದಿಕೆ. ಸ್ವಿಟ್ಜರ್ಲೆಂಡ್ ಅಮೆರಿಕದ ಯುವದಾರಿ ರೋಮೇಶ್ ಪತಿರಾಗಿ ಮತ್ತು ಭಾರತದ ಅನುಭವಿ ನೀರಜ್ ಚೋಪ್ರಾ ನಡುವೆ ಜಾವ್ಲಿನ್ ಥ್ರೋ ಹಣಾಹಣಿಗೆ ಮತ್ತೊಮ್ಮೆ ವೇದಿಕೆ ಸಿದ್ಧಗೊಂಡಿದೆ. ಶುಕ್ರವಾರ ಇಲ್ಲಿ ನಡೆಯಲಿರುವ ಲುಕಾನ್ ಡೈಮಂಡ್ ಲೀಗ್ ಕೂಟದಲ್ಲಿ ಇವರಿಬ್ಬರು ಮುಖಾಮುಖಿಯಾಗಲಿದ್ದಾರೆ. ಕೋಲಾರ ಓಪನ್ ಗಾಲ್ಫ್ ಮುನ್ನಡೆಯಲ್ಲಿ ಶೌರ್ಯ. ಕೋಲಾರ ದೆಹಲಿಯ ಶೌರ್ಯ ಭಟ್ಟಾಚಾರ್ಯರವರು ಕೋಲಾರ ಓಪನ್ ಗಾಲ್ಫ್ ಟೂರ್ನಿಯದಲ್ಲಿ 3ನೇ ಸುತ್ತಿನ ಅಂತ್ಯಕ್ಕೆ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಬಂಗಾರಪೇಟೆ ತಾಲೂಕಿನ ಝಿಯಾನ್ ಇಲ್ಸ್ ಗಾಲ್ಫ್ ಕೌಂಟಿಯಲ್ಲಿ ನಡೆಯುತ್ತಿರುವ ಟೂರ್ನಿಯದಲ್ಲಿ ಅವರು ಗುರುವಾರ 1 ಅಂಡರ್ನಲ್ಲಿ 71 ಸ್ಕೋರ್ ದಾಖಲಿಸಿದರು. ಈ ಮೂಲಕ 3 ಸುತ್ತುಗಳ ಅಂತ್ಯಕ್ಕೆ ಒಟ್ಟು 10 ಅಂಡರ್ಗಳಲ್ಲಿ 206 ಸ್ಕೋರ್ನೊಂದಿಗೆ ಮೊದಲ ಸ್ಥಾನದಲ್ಲಿ ಮುಂದುವರೆದಿದ್ದಾರೆ. ರಾಷ್ಟ್ರೀಯ ಟಿಟಿ ತನಿಷ್ಕಾಗೆ ಚಿನ್ನದ ಪದಕ. ಬೆಂಗಳೂರು ಕರ್ನಾಟಕದ ಉದ್ಯೋನ್ಮುಖ ಆಟಗಾರ್ತಿ ತನಿಷ್ಕಾ ಕಾಲಭೈರವ ಕಾನ್ಪುರದಲ್ಲಿ ನಡೆಯುತ್ತಿರುವ ರಾಷ್ಟ್ರೀಯ ರ್ಯಾಂಕಿಂಗ್ ಟೇಬಲ್ ಟೆನಿಸ್ ಟೂರ್ನಿಯಲ್ಲಿ 15 ವರ್ಷದವರೆಗಿನ ಬಾಲಕಿಯರ ಸಿಂಗಲ್ಸ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡರು. ಗುರುವಾರ ನಡೆದ ಫೈನಲ್ ಹಣಾಹಣಿಯಲ್ಲಿ 14 ವರ್ಷದ ತನಿಷ್ಕಾ ಆರಂಭಿಕ ಹಿನ್ನಡೆಯಿಂದ ಚೇತರಿಸಿಕೊಂಡು 9-11, 13-11, 7-11, 11-6, 11-6 ಪಶ್ಚಿಮ ಬಂಗಾಳದ ಸತುರ್ಯ ಬ್ಯಾನರ್ಜಿರವರನ್ನು ಮಣಿಸಿದರು. ಡೋಪಿಂಗ್ ಸ್ವಪ್ನ ಅಮಾನತು. ನವದೆಹಲಿ ಜರ್ಕತಾ ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನ ಗೆದ್ದಿದ್ದ ಸ್ವಪ್ನ ಬರ್ಮನ್ರವರು ಉದ್ದೀಪನ ಮದ್ದು ಸೇವನೆ ಪರೀಕ್ಷೆ ವೇಳೆ ನಿಷೇಧಿತ ಮದ್ದು ಸೇವಿಸಿದ್ದು ಪತ್ತೆಯಾದ ಕಾರಣ ಅವರನ್ನು ತಾತ್ಕಾಲಿಕವಾಗಿ ಅಮಾನತು ಮಾಡಲಾಗಿದೆ. ಮಾನವಿ ತಾನಿಯ ಸ್ವರ್ಣ ಸಾಧನೆ. ಬೆಂಗಳೂರು ಕರ್ನಾಟಕದ ಮಾನವಿ ವರ್ಮಾರವರು ಭುವನೇಶ್ವರದಲ್ಲಿ ನಡೆಯುತ್ತಿರುವ 52ನೇ ರಾಷ್ಟ್ರೀಯ ಜೂನಿಯರ್ ಈಜು ಚಾಂಪಿಯನ್ಶಿಪ್ನ ಬಾಲಕಿಯರ 1ನೇ ಎ ಗುಂಪಿನ 50 ಮೀಟರ್ ಬೆಸ್ಟ್ ಸ್ಟ್ರೋಕ್ ಸ್ಪರ್ಧೆಯಲ್ಲಿ ಚಿನ್ನದ ಸಾಧನೆ ಮೆರೆದರು. 3ನೇ ದಿನವಾದ ಗುರುವಾರ ಕರ್ನಾಟಕ ತಂಡದ 5 ಚಿನ್ನ ಸೇರಿದಂತೆ 5 ಪದಕಗಳನ್ನು ಗೆದ್ದು ಕೂಟದಲ್ಲಿ ಪಾರಮ್ಯ ಮೆರೆದರು. ಅಮೆರಿಕ ಓಪನ್ ಸಿಂಗಲ್ಸ್ ವಿಜೇತರಿಗೆ 52 ಕೋಟಿ. ನ್ಯೂಯಾರ್ಕ್ ಅಮೆರಿಕ ಓಪನ್ ಟೆನಿಸ್ ಟೂರ್ನಿಯ ಸಿಂಗಲ್ ಚಾಂಪಿಯನ್ಶಿಪ್ ಆಟಗಾರ ಹಾಗೂ ಆಟಗಾರತಿಯರು ಈ ಬಾರಿ 52.28 ಕೋಟಿ ಮೊತ್ತದ ಭಾರಿ ಬಹುಮಾನ ಪಡೆಯಲಿದ್ದಾರೆ. ಇದು ಗ್ರ್ಯಾಂಡ್ಸ್ಲಾಮ್ ಟೂರ್ನಿಯಗಳ ಇತಿಹಾಸದಲ್ಲಿ ಅತ್ಯಧಿಕ ಎನಿಸಿದೆ. ಇವತ್ತಿನ ಶುಭಾಷಿತ. ದೇಹಕ್ಕೆ ಅನ್ನವು ಅವಶ್ಯವಿದ್ದಂತೆ ಆತ್ಮಕ್ಕೆ ಪ್ರಾರ್ಥನೆ ಅವಶ್ಯ. ಮಹಾತ್ಮ ಗಾಂಧೀಜಿರವರು. ಆನಂದಮಯ ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಮತ್ತು ಎಸ್ವಿವೈಎಂನ ಸಿಬ್ಬಂದಿ ವರ್ಗದವರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂತಹ ಸಮಯ. ಇಂದು ಎಸ್ವಿವೈಎಂನ ಸಿಬ್ಬಂದಿ ವರ್ಗದವರಾದ ಸಂಗೀತ ವೀರಣ್ಣಯ್ಯನ್ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಶುಭಾಶಯವನ್ನು ಕೋರುವವರು ಎಸ್ವಿವೈಎಂನ ಸಿಬ್ಬಂದಿ ವರ್ಗದವರು ಹಾಗೂ

ಇವರಿಗೆಲ್ಲ ಆದೇವರು ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನ ಕೊಟ್ಟು ದಯಪಾಲಿಸಲಿ ಅಂತ ಹೇಳಿದ. ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತ ಪಡಿಸಲಿದ್ದೇವೆ. ಬನ್ನಿ ಕೇಳಿ ಬರೋಣ.

0: ಇನ್ನು ಮುಂದೆ ಕೇಳಿ ಬರೋಣ. ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ಕಳೆದ 5 ದಶಕಗಳಿಂದ ನಾಟಕ ಕಲಿಸುತ್ತಾ ಬರುತ್ತಿರುವ ಅನುಭವ ಹಾಗೂ ಬಣ್ಣದ ಬದುಕಿನ ಸಾರ್ಥಕ ಪಯಣ ಕುರಿತು ಸರಗೂರು ತಾಲೂಕು ಆಗತೂರು ಗ್ರಾಮದ ಶ್ರೀಯುತ ಚಿಕ್ಕನಾಯಕರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.
1: ವೃತ್ತಿ ಸಂತೃಪ್ತಿ
2: ಕಾಯಕವೇ ಕೈಲಾಸ.
1: ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ.
2: ಯಾವ ವೃತ್ತಿಯು ಕೀಳಲ್ಲ, ಯಾವ ವೃತ್ತಿಯು ಮೇಲಲ್ಲ.
1: ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ.
2: ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ.
1: ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ
2: ವೃತ್ತಿ ಸಂತೃಪ್ತಿ.
0: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ

0: ಬಾನುಲಿ ಗೆಳೆಯ ಯತೀಶ್, ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಜಗತ್ತಿನಲ್ಲಿ ಸಾವಿರಾರು ವೃತ್ತಿಗಳಿವೆ. ಪ್ರತಿಯೊಂದಕ್ಕೂ ಅದರದ್ದೇ ಆದ ಬೆಲೆ ಇದೆ. ಆದರೆ ಹಗಲನ್ನು ರಾತ್ರಿಯಾಗಿಸಿ ತನ್ನ ನೋವನ್ನು ಮರೆತು ಪರರ ಮುಖದಲ್ಲಿ ನಗು ಮೂಡಿಸುವ ಕಲಾವಿದನ ಬದುಕು ಇದೆಯಲ್ಲ, ಅದು ಕೇವಲ ಒಂದು ವೃತ್ತಿಯಲ್ಲ, ಅದೊಂದು ಅದ್ಭುತವಾದ ಜೀವನ ಪ್ರೀತಿ. ಇವತ್ತು ನಮ್ಮ ಜೊತೆಗಿದ್ದಾರೆ. ದಶಕಗಳಿಂದ ರಂಗಭೂಮಿಯ ಮೇಲೆ ಬಣ್ಣ ಹಚ್ಚಿ ಪ್ರೇಕ್ಷಕರನ್ನು ಮಂತ್ರಮುಗ್ಧಗೊಳಿಸುತ್ತಾ ನಾಟಕಗಳ ವೇದಿಕೆಗಳ ಮೇಲೆ ತಮ್ಮ ಧ್ವನಿಯ ಮೂಲಕ ಸಾವಿರಾರು ಸಂಜೆಗಳನ್ನು ಸ್ಮರಣೀಯವಾಗಿಸಿದ ಒಬ್ಬ ಅಪ್ಪಟ ಕಲಾವಿದರು. ಹಣ ಅಂತಸ್ತಿಗಿಂತ ಹೆಚ್ಚಾಗಿ ವೃತ್ತಿ ಸಂತೃಪ್ತಿ ಮತ್ತು ಜನರ ಪ್ರೀತಿಯೇ ಜೀವನದ ದೊಡ್ಡ ಆಸ್ತಿ ಎಂದು ನಂಬಿದವರು ಇವರು. ಬನ್ನಿ, ಇವತ್ತು ಅವರ ಒಂದು ಕಲಾಪಯಣದ ಏಳುಬೀಳುಗಳು ಮತ್ತು ಈ ವೃತ್ತಿ ಅವರಿಗೆ ನೀಡಿದ ಒಂದು ಅಪಾರವಾದ ತೃಪ್ತಿಯ ಬಗ್ಗೆ ಮಾತನಾಡೋಣ. ಸರ್, ಪ್ರಥಮವಾಗಿ ನಮ್ಮ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
1: ಸ್ವಾಗತ.
0: ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುವವರಿಗೆ ಮಾಡಿಕೊಡೋದಾದ್ರೆ.
1: ಚಿಕ್ಕನಾಯ್ಕರು ಅಂತ ನಮ್ಮ ಹೆಸರು, ಮರಿನಾಯ್ಕರು ಅಂತ ನಮ್ಮ ತಾಯಿ ಹೆಸರು, ಪುಡಿಸಿದಮ್ಮ ಅಂತ. ನಮ್ಮದು ಇಲ್ಲೇ ಶಾಶ್ವತವಾಗಿ ತಳಕುಳ ನಮ್ಮದು ಹಿಂದೆ ಕಾಲದಿಂದ.
0: ಸರ್, ಇಂದಿನ ಒಂದು ಕಾಲದಲ್ಲಿ ಜನರು ಒಂದು ಸ್ಥಿರವಾದ ಕೆಲಸದ ಬೆನ್ನನ್ನು ಹತ್ತುತ್ತಾರೆ. ಇಂತಹ ಸಂದರ್ಭದಲ್ಲಿ ನೀವು ಈ ಒಂದು ಅನಿಶ್ಚಿತತೆಯಿಂದ ಕೂಡಿದಂತಹ ಒಂದು ನಾಟಕ ವೃತ್ತಿಯನ್ನು, ಈ ಒಂದು ಕ್ಷೇತ್ರವನ್ನು ವೃತ್ತಿಯಾಗಿ ಆಯ್ಕೆ ಮಾಡ್ಕೊಂಡಿದ್ದೀರಾ. ಈ ಒಂದು ವೃತ್ತಿಯ ಬಗ್ಗೆ ನಿಮಗೆ ಏನು ಪ್ರೇರಣೆ ಸಿಕ್ತು ಈ ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ, ಈ ವೃತ್ತಿಯನ್ನು ಹೇಗೆ ಕಲ್ತ್ರಿ ಅದ್ರ ಬಗ್ಗೆ ತಿಳಿಸೋದಾದರೆ?
1: ನಾವು ಅಂದರೆ ಹಾರ್ಮೋನಿ ಕಲಿಯೋದು ನಮ್ಮ ಅಣ್ಣ ಅವರು ಕನ್ನಡ ಪಾಠ ಮಾಡಿದರು. ಆವಾಗ ಹಾರ್ಮೋನಿ ತಂದರು, 90 ರೂಪಾಯಿಗೆ ಹಾರ್ಮೋನಿ ತಂದಿದ್ರು. ಆವಾಗ ನಾನು ಹಾರ್ಮೋನಿ ಕಲ್ತಿರಲಿಲ್ಲ. ಆವಾಗ ನಮ್ಮನೇಲೇ ಮಡಗ್ತಿದ್ರು, ನಾನು ಎತ್ತಿ ನುಡಿಸ್ತಾ ಇದ್ದೆ. ನಮ್ಮ ಗುರುಗಳು ನೋಡಿ ನೋಡಿ ನಾನು ಸದಾ ರೀತಿಯಿಂದ ಎತ್ತಿದ್ದು ನೋಡ್ಕೊಂಡು ನೋಡ್ಕೊಂಡು ಸದಾ ರೀತಿಯಿಂದ ಎತ್ತಿ ಮನೇಲಿ ತಗೋ ನುಡಿಸೋದು ಯಾರು ಬರಬಾರ್ದು ಹುಡುಗರು. ಆ ರೀತಿಯಾಗಿ ನಾನು ಬಾರಿಸೋದು ಕಲ್ತ್ಕೊಂಡು ಕಲ್ತಾಗ ಏನಾಗುತ್ತೆ ಎಲ್ಲ ಕಲ್ತ ಮೇಲೆ ಸ್ವಲ್ಪ ಭಜನೆ ಸೆಟ್ಕೋದು, ಪುರಂದರ ದಾಸರ ಕೀರ್ತನೆಗಳಿಗೆ ಹೋದೆ. ಆವಾಗ ಊರೆಲ್ಲ ಭಜನೆ ಮಾಡ್ತಾಯಿದ್ರು, ಅಲ್ಲೇ ವೃತ್ತಿ ಚೆನ್ನಾಗಿ ಸಿಕ್ತು ನಂಗೆ. ಎಲ್ಲ ಸರಸ್ವತಿ ನನಗೆ ಸ್ವಲ್ಪ ಒಲ್ದು ಪರವಾಗಿಲ್ಲ ಅನ್ನೋ ಮಟ್ಟದಲ್ಲಿ ಜನ ಆಚರಿಸ್ತು. ಆವಾಗೇನಾಗೋಯ್ತು, ಒಬ್ಬ ಕಲಾವಿದರು ಅಂತಂದರೆ ಅವರು ಯಕ್ಷಗಾನ ನಾಟಕ ಮಾಡಿಸ್ತಾಯಿದ್ರು. ಯಕ್ಷಗಾನ ನಾಟಕ ಮಾಡಿಸಿದಾಗ ಆವಾಗ ನನ್ನ ಹಾರ್ಮೋನಿ ಬಾರಿಸ್ಕೊಡಿ ಬನ್ನಿ ಅಂತ ಕರೆದ್ರು. ಕರೆದಾಗ ಆಗ ನಾನು ಅಲ್ಲಿ ವೃತ್ತಿ ಮಾಡಿ ಹಾರ್ಮೋನಿ ನುಡಿಸ್ಕೊಟ್ಟೆ. ಒಂದೇ 2-3 ತಿಂಗಳು ನುಡಿಸಿ ಅವರು ಹೇಳೋದು ನಾನು ನುಡಿಸೋದು. ಆ ರೀತಿ ಮಾಡಿ ಒಂದು ದೊಡ್ಡ ಹಬ್ಬದಲ್ಲಿ ಒಂದು ಕಲನ ನಾನು ಹಾರ್ಮೋನಿ ನುಡಿಸಿ ಮಾಡಿದೆ ಅವ್ರಿಗೆ. ಆವಾಗೇನಾಗೋಯ್ತು, ಹುಡುಗರೆಲ್ಲ ನೀವೇ ಸ್ವಂತ ಮಾಡಬೇಕು, ಹಂಗಾರೆ ನಾವು ಸೇರ್ತೀವಿ, ಒಂದು ಪ್ಲಾಟ್ ತಗೊಬನ್ನಿ ಅಂದರು. ಆವಾಗ ಎಲ್ಲಿಯ ಒಂದು ಪ್ಲಾಟ್ ಅಂದರೆ ಕೆಣಗಣಪುರದಲ್ಲಿ ಒಂದು ಪ್ಲಾಟ್ ಇತ್ತು ಸ್ವಾಮಿ ನಾಟಕದ್ದು. ಅವಾಗ ಅಲ್ಲಿಂದ ತಗೊಬಂದು ಪ್ರಥಮೆ ನಾನೇ ಸ್ವತಃ ರೀತಿಯಿಂದ ಕಲಿತು ಆವಾಗ ನಾನು ಆಡ್ಸೋಕೆ ಮಾಡಿದೆ. ಆವಾಗ ನಾನು ಕಲಿಬೇಕಾರೆ ನಾನು ಅದನ್ನೆಲ್ಲ ನೋಡ್ಬೇಕಾರೆ ಕಾರಣ ಏನಂದ್ರೆ ನಮ್ಗೆ ಇಷ್ಟಲ್ಲಿ ಕಳಿಸೋರೇ ಇಲ್ಲ. ಆವಾಗ ಆವಾಗ ನಾನೇ ಹೋಗಿ ನೆಕ್ಸ್ಟ್ ಟೈಮ್ ನಾವು ಕಲ್ತಿಗಳು ಹೋಗಿ ಹೋಗಿ ಹೇಳ್ಸ್ಕೊಳ್ಳೋದು ಅವ್ರ ಕೈಲಿ. 5ನೇ ಕ್ಲಾಸ್ಗಂಟ ಓದ್ದಿ. 5ನೇ ಕ್ಲಾಸ್ಗಂಟ ಓದಿದಾಗ ನನಗೆ ಯಾರು ಹೇಳೋರು ಇರ್ತಿಲ್ವಲ್ಲ, 7 ಕೆಲಸನೂ ಮಾಡ್ತಿದ್ದೆ. 7 ಅಂದರೆ ಈ ಮನೆ ಕೆಲಸ, ದನ ಕರ ಇವನ್ನೆಲ್ಲ ಮಾಡ್ಕೊಂಡು ಇಕ್ಕೋದು, ತಿರ್ಗಬಂದು ಪಾಠ ಮಾಡೋದು, ಮಾಡ್ಕೊಂಡು ಮಾಡ್ಕೊಂಡು ಕಲಿತೆ. ಕಲಿತಾಗಿ ಆಗೋಯ್ತು. ಆಗ ನಾನು ನಮ್ಮೂರಲ್ಲೇ ಒಂದು 4 ನಾಟಕ 5 ನಾಟಕ ಆಡಿಸ್ದೆ. ಆಗ ವಯಸ್ಸು ನನಗೆ ಎಷ್ಟು, 24 ವರ್ಷ ವಯಸ್ಸು. ಹಾಂ, ಹಾರ್ಮೋನಿ 18 ವರ್ಷ ಕಲ್ತಿದ್ದೆ. 24 ವರ್ಷಕ್ಕೆ ನಾಟಕ ಪ್ರಾರಂಭ ಮಾಡ್ಕೊಂಡೆ, 2-3 ನಾಟಕ ಆಡಿಸ್ತೀವಿ. ಆವಾಗ ಏನಂದರೆ ನಮಗೆ ಊಟಕ್ಕೆ ತೊಂದರೆ. ಆವಾಗ ಅವಾಗ ಮಕ್ಕಳು ಆಗ್ಬಿಟ್ಟ, ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು, ಏನು ಮಾಡೋದು ಅಂದ್ಬಿಟ್ಟು ಆಗ NBA ನಾಟಕ ಓದಿ. NBA ನಾಟಕ ಮಾಡಿದೆ, 3 ತಿಂಗಳ ಪಾಠ ಮಾಡಿ ಅಲ್ಲಿ ದೊಡ್ಡ ನಾಟಕ ಆಡಿಸ್ಬಿಟ್ಟು. ಆಗ ಹೆಸರು ಬಂದಿ ನಾನು ಪರವಾಗಿಲ್ಲ ಮೇಷ್ಟು ಅನ್ನೋದು. ಆವಾಗ ದೊಡ್ಡ ನಾಟಕ ಆಡಿಸ್ಮೇಲೆ ಆವಾಗ ಅಲ್ಲಿಂದ ಬಿಟ್ಟು ಚಿಕ್ಕ ಶಾಂತಿಪುರಕ್ಕೆ ಹೋದಿ. ಅವ್ರು ಕರೆಸ್ಕೊಂಡ್ರು, ಅಲ್ಲಿ ಒಂದು 3 ತಿಂಗಳ ಪಾಠ ಮಾಡಿ ಅಲ್ಲೊಂದು 4-5 ವರ್ಷ ಮಾಡಿಸಿ. ಅಲ್ಲಿಂದ ಬಂದು ಖಾರಾಪುರಕ್ಕೆ ಹೋದಿ. ಖಾರಾಪುರದಲ್ಲಿ ಒಂದು 10 ವರ್ಷ ಮಾಡಿಸ್ತಿ. ಖಾರಾಪುರದಲ್ಲಿ ಒಂದು 10 ವರ್ಷ ಮಾಡಿದ್ಮೇಲೆ ಆವಾಗ ಮೇಟಿಕುಪ್ಪ, ಅಣ್ಣೂರು, HD Kotai ಇಲ್ಲೆಲ್ಲ ಮಾಡಿದ್ವಿ. ಅಲ್ಲೇ 4 ವರ್ಷ 5 ವರ್ಷ ಮಾಡಿಸ್ತಿ ನಾಟಕನ. ಎಲ್ಲ ಪ್ರಚಾರ ಆಗೋದಾಗ ನನಗೆ ವಯಸ್ಸು 30 ವರ್ಷ

0: ಗಂಟೆ ಆಯಿತು ಅವ್ರಿಗೆ. ನಮ್ಮ ಹುಡುಗರು ಚಿಕ್ಕವಾಗಿದ್ದು ಅದರಲ್ಲೇ ನಾವು ಜೀವನ ಮಾಡ್ಕೊಬರೋದು. ಇಲ್ಲಿ ಸ್ವಲ್ಪ ಏನೋ ಒಂದು ಅರ್ಧ ಎಕರೆ ಗಡ್ಡನ ಮಾಡ್ಕೊಂಡು ಹೋಯ್ತಾ ಇದ್ದೆ ನಮ್ಮ ಟೈಮ್ ಬಂದಾಗ. ಆವಾಗ ಏನಾಗೋಯ್ತು, ಹಂಗೆ ಆಡ್ಕಾಡ್ಕ ಬಂದು ಈ ಅವನ ಮೇಲೆ ಕಳನ ನನಗೆ ತುಂಬ್ಕತ್ತು. ಬೇರೆ ಕಡೆ ಆದ್ರೆ ಏನೇ ಆದ್ರೆ ಹೋಗಿ ನಾನು ಮಾಡ್ತೀನಿ ಅನ್ನೋ ಉದ್ದೇಶ ಬಂತು. ಎಲ್ಲರೂ ನಾನು ಬಚಾಯಿಸ್ತೀನಿ ಸ್ವಾಮಿ ನನಗೆ ಕೊಟ್ಟ ನನಗೆ. ಆಗ ನಮ್ಗೆ ಊರ್ಬೇಕ ನನಗೆ ಇಸ್ರೆ ನನಗೆ ಪರವೇ ಇಲ್ಲ ಅನ್ನಾಗ ಬತ್ತು. ನನಗೆ ಆಧರಿಸಿದ್ರು ಜನಗಳೇ, ಒಳ್ಳೊಳ್ಳೆ ಸನ್ಮಾನ ಮಾಡಿದ್ರು, ಎಲ್ಲ ಮಾಡಿದ್ರು. ಆವಾಗ ಹುಣಸೂರು ತಾಲೂಕಿನವ್ರು ಹೇಳಿದ್ರು, ಹುಣಸೂರು ತಾಲೂಕಿನಲ್ಲಿ ಹೋಗಿ ಅಲ್ಲೇ ಒಂದು 2 ವರ್ಷ ಮಾಡಿದೆ.
1: 2 ವರ್ಷ
0: ಹುಣಸೂರು ತಾಲೂಕಿನಲ್ಲಿ ಅದೇ ಟೈಮ್ ಬಂದಾಗ ಅವ್ರು ಕರೆಸ್ಕೊತಿದ್ರು, ಹಂಗೆ ಮಾಡ್ಕೊಬಂದು ಅದು ಬಿಟ್ಟರು. ಅಲ್ಲಿಂದ ಬಂದು ತಿರ್ಗಾ ಈಗ ಉದ್ಮೂರು, ಉದ್ಮೂರಲ್ಲಿ 4-5 ವರ್ಷ ಅಲ್ಲಿ ಮಾಡಿದೆ. ಅಲ್ಲಿ ಅಲ್ಲಿ ಬಿಟ್ಟರೆ ಈಗ ನಮ್ಮೂರು ಅಂತ ಏನು ಪ್ರತಿಮೆ ಬಿಡಿ, ಇಲ್ಲೇ ನಾ ಕಲಿತು ಬೇರೆ ಕಡೆ ಹೋಗಿರೋದು. ಮತ್ತು ಸಾಗರ, ಬಸಾಪುರ ಮತ್ತು ಅಲ್ಲೆಲ್ಲ ಮಾಡ್ಕೊಂಡು ಬಂದಿನಿ. ಅದು ಬಿಟ್ಟರೆ ಇನ್ನು ಇಲ್ಲಿ ಹಳೆಯಗ್ಗಳು ಅಲ್ಲಿ ಮಾಡಿದೆ 4 ವರ್ಷ ಹಳೆಯಗ್ಗಳು ಮಾಡಿದೆ. ಅಷ್ಟು ಬಿಟ್ರೆ ಇನ್ನೂ ಇಲ್ಲಿ ಸಿದ್ದೇನ್ಗಳು ಅಂತದ ಅಂತರ್ಸಂತವು ಅಲ್ಲಿ ಮಾಡಿದೆ. ಅಲ್ಲಿಂದ ತಿರ್ಗಾ ಇಲ್ಲಿ ಅಂಕಣಾಪುರ ಅಲ್ಲೆಲ್ಲ ಮಾಡ್ಕೊ ಬಂದಿದ್ದೀನಿ. ಹಿಂಗೆ ಅಷ್ಟು ಮಾಡಿ ಏನು ಮಾಡೋಯ್ತು ನಮ್ಗೆ. ಈಗ ನಮಗೆ ಬತ್ತ ಬತ್ತ ಇನ್ನೂ ಇರಲಿ, ಮಕ್ಕಳೆಲ್ಲ ಮಿಜರಷ್ಟು ಬಂದ್ರೆ ಆವಾಗ ಮದುವೆ ಅನ್ನುವ ಮಕ್ಕಳಿಗೂ ಮದುವೆ ಮಾಡೋ ಅಂಥ ಕೆಪಾಸಿಟಿ ಬಂತು. ಹಂಗೂ ನಾವು ಭಗವಂತನ ಸೇವೆ ನಾವು ಬಿಡಲಿಲ್ಲ, ಬಿಡದೆ ನಾವು ಮಾಡಿ ಇಲ್ಲಿ ಇನ್ನೂ ಅವರು ಮಕ್ಕ ಮರಿ ಅವ್ರಿಗೂ ಆದಾಗ ನಾವು ಉದ್ದೇಶ ಏನಂತಂದ್ರೆ ಅವ್ರವ್ರ ಮೃತ್ಯು ಅವ್ರವ್ರು ಮಾಡ್ಕೋಯ್ತಾರೆ, ನಾವು ನಮ್ಮ ಕರ್ತವ್ಯ ನಾವೇನದ ಅದು ನಾವು ಮಾಡಬೇಕು ಅಂದ್ಬಿಟ್ಟು ನಾವೇನು ಮಾಡಿದೆ ಆವಾಗ. ಸರಿ, ನಿಮ್ಮ ನಿಮ್ಮ ಕರ್ತವ್ಯ ನೀವು ಮಾಡ್ಕೊಳ್ಳಪ್ಪ, ನನ್ನ ಕರ್ತವ್ಯ ನಾನು ಬಿಡೋಲ್ಲ, ನಾನು ಮಾಡ್ತೀನಿ ಅಂತ ಹಿಂಗೆ ಹೇಳ್ಕೊಂಡು ಬಂದು ನಮ್ಮ ಕಲನ ಈಗ ನಾವು ಮಾಡ್ಕೊ ಹೋಯ್ತಾ ಇರ್ತೀನಿ. ಅಷ್ಟು ಬಿಟ್ರೆ ನಮ್ಗೆ ಗುರುಗಳು ಯಾರ ಅಂತಂದ್ರೆ ಬಸವನಾಯ್ಕರೆ ಗುರುಗಳು. ನಮ್ಗೆ ಬಸವನಾಯ್ಕರು ಅವರು ಪೊಲೀಸ್ ಸ್ಟೇಷನ್ಗೆ ಎಚ್ಚರಿ ಕೊಟ್ಟಲ್ಲಿ ಪೊಲೀಸ್ ಸ್ಟಾಪ್ಗೆ ಕಲಿಸಿದ್ದು ಅವರು ಬಸವನಾಯ್ಕರು ನಮ್ಗೆ ಗುರುಗಳು. ಅವರು ಬಿಟ್ಟರೆ ಇನ್ನೂ ಇಲ್ಲಿಯವರು ಒಬ್ಬರು ಇದ್ದರು, ಎಲ್ಲದೇವರ ವಿದ್ಯಾದವರು ಇಬ್ಬರು, ವೆಂಕಟದಾಸ ನಾಯ್ಕರು ಅಂತ. ಅವರೆಲ್ಲ ನಮಗಂತ ಹಿರಿಯವರು. ಅವರೆಲ್ಲ ನೋಡಿ ನೋಡಿ ನೋಡಿ ನೋಡಿ ನಾವು ಈ ಕಲನ ನಾವು ತುಂಬ್ಕೊಂಡು ತುಂಬ್ಕೊಂಡು ನಡೆದಮೆ ಅಂತ ನಾಟಕ ಮಾಡಿಸ್ತೀವಿ. ಕೂಟರಿ ಸ್ವಾಮಿ ನಾಟಕ ಒಂದು 10 ವರ್ಷ ಮಾಡಿಸ್ತೀವಿ. ಈಗ ಡ್ಯಾನ್ಸ್ ಕೋಣ ಮಾಡೋಕ್ಕೆ ಅಂತ ಅಂದ್ಕೊಂಡು ಏರ್ಪಾಡು ಮಾಡಿ ಅದೆಲ್ಲ ಪ್ಲಾಟೆಲ್ಲ ಇಸ್ಕೊಬಂದು ಇಸ್ಕೊಬಂದ್ರೆ ಈಗ ಟಿವಿಗಳು ಈ ಮೊಬೈಲ್ಗಳು ಬಂದೆ ಅಂದ ಈಚೆಗ ನಾಟಕಗಳೆಲ್ಲ ನಿಲ್ಲಾದ. ಎಲ್ಲ ಹರಿಶ್ಚಂದ್ರ ನಾಟಕ ಮತ್ತು ನಳದ ಮೇಂಚಿ ನಾಟಕಗಳು ಡ್ಯಾನ್ಸ್ ಕೋಣ ಕುರುಕ್ಷೇತ್ರ ಇವೆಲ್ಲ ನಾವು ಮಾಡಬೇಕು ಅನ್ನೋ ಉದ್ದೇಶ ಇತ್ತು. ಉದ್ದೇಶ ಇದ್ದರೂ ಇವೆಲ್ಲ ನಿಲ್ಲಿ ಬಂದ. ಈಗ ನಮ್ಗೆ ಸ್ವಾಮಿ ನಾಟಕ ಒಂದು ನಮ್ಮ ಪರಿಚಯ ಮಾಡ್ಕೊಂಡು ನಾವು ಅದರಲ್ಲಿ ಹೋಯ್ತಾ ಇದ್ದೀನಿ, ಅವನ್ನ ಸೇವೆ ಮಾಡ್ಕೊಂಡು. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಅದರಿಂದ ಅದ್ರ ಮಧ್ಯೆ ನಮ್ಗೆ ಈಗ ವಯಸ್ಸು ಬತ್ತ ಬತ್ತ ಇರ್ತೀ ಆಯ್ತಲ್ಲ, ಇನ್ನೇನು ಮಾಡೋದು? ಇನ್ನೂ ಆದಷ್ಟು ನಮ್ಗೆ ದೃಷ್ಟಿ ಭಗವಂತ ಎಲ್ಲಿ ಗಂಟ ನಮ್ಗೆ ಕೊಟ್ಟಿರ್ತಾನೆ, ಆ ಅವನು ಸತ್ಮಾನ ಕೊಡಗಂಟು ನಾವು ಅವ್ನು ಸೇವೆ ಮಾಡಬೇಕು ಅನ್ನೋದು ನಮ್ಮ ಒಳಗೆ ಇರ್ತದೆ. ಅದನ್ನು ನಾವು ಪಾರಿಸ್ಥಿಕ ವಹಿಸ್ತೀವಿ. ಈಗ ನಾವು ಮತ್ತೆ ಕರ್ನಾಟಕದಲ್ಲಿ ಪ್ರಶಸ್ತಿ ಕೊಟ್ಟರು, ನಮ್ಗೆ ಬೇಕಾದಷ್ಟು ಕಡೆಯಿಂದ ನಮಗೆಲ್ಲ ಸನ್ಮಾನ ಮಾಡಿ ನಮ್ಗೆ ಒಳ್ಳೆ ಥರದಲ್ಲಿ ಮಾಡ್ಕೊಳ್ತಾರೆ. ಅಷ್ಟು ಇದಂತಂದರೆ ಅದರಿಂದ ನಾವು ಈಗ ಇನ್ನು ಯಾವುದು ಬೇಡ, ನಾವು ಇವನ್ನ ಸೇವನೆ ಮಾಡ್ಕೊಂಡು ಈ ಕಲನ ತುಂಬ್ಕೊಂಡಿರೋದನ್ನು ನಾವು ಪರಿಚಯ ಮಾಡ್ಕೊ ಹೋಗ್ಬೇಕು ಅಂದ್ಕೊಂಡು ಹಿಂಗೆ ಹೋಯ್ತಾ ಅವನಿ.
2: ಈಗ ಮಾತಾಡ್ತಾ ತಾವೇನೇ ತಿಳಿಸಿದ್ರಿ, ನಿಮಗೆ ಈಗ ಸುಮಾರು 2-3 ಜನ ಗುರುಗಳಿದ್ರು ಅಂತ, ಅವ್ರ ಹತ್ರ ನೀವು ಯಾವ ರೀತಿ ಒಂದು ಈ ವಿದ್ಯೆಯನ್ನು ಕಲಿತ್ರಿ, ಅವರು ಯಾವ ರೀತಿಯಾಗಿ ನಿಮಗೆ ವಿದ್ಯೆಯನ್ನು ಕಲಿಸ್ಕೊಟ್ರು, ಅದರ ಒಂದು ಹಿಂದಿನ ಅನುಭವವನ್ನು ಒಂದಷ್ಟು ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ.
0: ಅವರನ್ನು ನೋಡ್ಕೊಂಡು ನಾವು ಯಾವ ರೀತಿ ಅವರು ನುಡಿಸ್ತಾ ಇದ್ರು, ಅವರು ನಮಗೆ ಹೇಳ್ಕೊಡ್ತಿರಲಿಲ್ಲ, ಅವರು ಯಾವ ರೀತಿ ಮಾಡ್ತಾಯಿದ್ರು, ಯಾವ ರೀತಿ ಕಲನ ಹೆಂಗೆ ಮಾಡ್ತಾಯಿದ್ರು, ಪದ್ಯಗಳು ಹೆಂಗೆ ಹೇಳ್ತಿರು, ಯಾವ ಮನೇಲಿ ಆಡ್ತಿದ್ರು, ಯಾರ್ಯಾರಿಗೆ ಯಾವ ಪಾಠ ಕೊಡಬೇಕು, ಈ ಕ್ರಿಮಿನಲ್ ಅಂತ ಹೇಳ್ಕೊಡ್ಬೇಕು, ಅಲ್ವರ್ಕೆ ಏನು ಯಾವ ರೀತಿ ಬಡಬ್ರಾಹ್ಮಣ ಯಾವ ರೀತಿ ಮಾಡಬೇಕು, ಮೊದಲನೇ ಕ್ರಿಮಿನಲ್ ಏನು ಮಾಡಬೇಕು, ಇವೆಲ್ಲ ನಾವು ನೋಡಿ ಅವರು ಮಾಡ್ತಿರಲ್ಲ, ಅದು ನೋಡಿ ನೋಡಿ ನಾವು ಅವರೇ ನಮ್ಗೆ ಗುರುಗಳು ಆದರು ಈಗ ಆಗ.

0: ನಾವು ಅವರಿಂದ ನಾವು ಈಗ ಆ ಗುರುಗಳಿಂದ ನಾವು ಆಗಿ ಈಗ ಬೇರೆಯವ್ರನ್ನ ನಾವು ಕಲಿಸಿ ಈಗ ನಾವು ಗುರುಗಳಾಗಿವಿ. ಈಗ ಅವ್ರಿಗೆ ಇಬ್ಬರಿಗೆ ಪಾಠ ಮಾಡಿಕೊಟ್ಟಿನಿ, ಇಬ್ಬರು ಪಾಠ ಮಾಡಿ ಅವರು ನಮ್ಮ ಕಲನ ನಾವು ತುಂಬಿಕೊಂಡು ಅವರು ಮಾಡ್ತಾವ್ರೆ. ಈಗ ಇಬ್ಜಲ್ಲೊಬ್ರು ಮಾಡ್ಯಾರ, ಇಲ್ಲಿ ನಿಲ್ವಾಗಲೊಬ್ರು ಮಾಡ್ತಾವ್ರ, ಅವರೆಲ್ಲ ನಾವು ಹೇಳಿ ಮಾಡಿರೋದೇ. ನಾವು ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಅದರಿಂದ ನಾವು ನಮ್ಮೇ ಅವರು ನಮ್ಮಿಂದ ಅವರಿಂದ ನಾವು ಕಲ್ತೀವಿ, ನಮ್ಮಿಂದ ಇನ್ನೂ ಸ್ವಲ್ಪ ಹಂಚಬೇಕು ನಾಲ್ಕು ಜನಕ್ಕೆ ಅಂದ್ಬಿಟ್ಟು ನಾವು ಬೇಕಾದ ಊರುಗಳೆಲ್ಲ ಮಾಡ್ಕೊಬಂದು ಇವತ್ತಿನ ದಿವಸ ಹಿಂಗೆ ಮಾಡ್ಕೊಂಡು ಈಗ ಹೋಯ್ತಾನೆ.
1: ಸರ್, ಪ್ರಥಮ ಬಾರಿಗೆ ತಾವು ಒಂದು ಬಣ್ಣ ಹಚ್ಚಿದಂತಹ ಸಂದರ್ಭದಲ್ಲಿ ಅಥವಾ ವೇದಿಕೆಯ ಮೇಲೆ ಹೋಗಿ ಮೈಕ್ ಹಿಡಿದು ನಿಂತಹ ಸಂದರ್ಭದಲ್ಲಿ ನಿಮಗೆ ಆ ಒಂದು ಮೊದಲ ಅನುಭವ ಹೇಗಿತ್ತು, ಅದರ ಒಂದು ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದರೆ?
0: ಅದು ಹೆಂಗೆ ಅಂತಂದ್ರೆ, ಅದು ನಾನು ಫಸ್ಟು ನಾಟಕ ಸೇರಿದೆ, ನಾಟಕ ಪಾಠ ಮಾಡಿದೆ, ನಳದನೇ ಅಂತೇಳಿ ನಾಟಕ ಪಾಠ ಮಾಡಿದೆ. ಆ ಬಣ್ಣನ ಹಚ್ಕೊಂಡು ನಾವು 4 ವರ್ಷ ಪಾಠ ಮಾಡಿದೆ. ಆವಾಗ ನಮ್ಗೆ ಸ್ವಲ್ಪ ಮಾಡಬೇಕು ಅನ್ನೋ ಉದ್ದೇಶ ಬಂತು. ಆವಾಗ ಮೇಲೆ ನಾವು ಹೋಗಿ ಮೈಕ್ನಲ್ಲಿ ಮಾತಾಡೋದಾಗಲಿ ಏನೇ ಆಗಲಿ ಸ್ವಲ್ಪ ಧೈರ್ಯ ಬಂತು. ಆವಾಗ ನಾವು ಪ್ರಥಮಿ ಕಾಲದಲ್ಲಿ ಎಲ್ಲ ಕಡೆನೂ ಹೋದ್ರು ನಮ್ಮ ಬನ್ನಿ ಆಡಿಸ್ತೀವಿ ಅಂತ ಅಂದ್ಬಿಟ್ಟು ಕರೆದು ನಮ್ಗೆ ಸನ್ಮಾನ ಮಾಡಿ ಆ ಬಣ್ಣ ಹಚ್ಚಿದ್ರಲ್ಲ, ಅದರಿಂದ ಇವರು ಕಲಾವಿದರು ಅನ್ನೋದು ಕರೆದು ನಮ್ಗೆ ಸನ್ಮಾನ ಮಾಡಿ ನಮ್ಗೆ ಆಶೀರ್ವಾದ ಕೊಡ್ತಾವ್ರೆ. ಅಷ್ಟು ಬಿಟ್ರೆ ಏನಿಲ್ಲ. ಇದು ನಳದಮಿಯಂತಿ ನಾಟಕದಲ್ಲಿ ನಾನು ನಾರದ ಮಾಡಿದ್ದು, ಅದೊಂದು ಬಿಟ್ರೆ ಯಾವುದೂ ಇಲ್ಲ. ಅಲ್ಲಿಂದ ಈಚೆಗೆ ನಾನೇ ಕೆಲಸದ ತಿರಿಕಣ್ಣರ, ಅಷ್ಟು ಬಿಟ್ರೆ ಏನಿಲ್ಲ.
1: ಹಾಂ, ಪ್ರಥಮವಾಗಿ ತಾವು ಬಣ್ಣ ಹಚ್ಚಿದ್ದು ಒಂದು ನಳದಮಯಂತಿ ಎಂಬ ಒಂದು ನಾಟಕದಲ್ಲಿ ನಾರದ ಪಾತ್ರದಲ್ಲಿ ಪ್ರಥಮ ಬಾರಿಗೆ ಒಂದು ಬಣ್ಣ ಹಚ್ಚಿದ್ರಿ.
0: ನಾನು ಇದಕ್ಕೆ ಬಂದದು, ಸ್ಟೇಜ್ ಬಂದದು. ಆವಾಗೆಲ್ಲ ನಾರ್ಮನಿ ಕಲ್ತಿದೆ, ಕಲ್ತಿದ್ರು ಸ್ಟೇಜ್ ಬಂದಿತ್ತಿರ. ಆವಾಗ ನಾನು ಸ್ಟೇಜ್ ಬಂದದು, ಆವಾಗೇ ಸುಮಾರು ಮಂಡ್ಯ ತಿನ್ಸಿ ಎಲ್ಲ ತಕೊಬಂದು. ಈಗ ನಾನು ಸುಮಾರು 4-5 ಮಂಡ್ಯದಿಂದ ಸುಮಾರು 5-6 ಕಡೆ ಸೀನ್ಸ್ ತಗೊಬಂದು, ಸಾಲಗ್ರಾಮ ಸೀನ್ಸು ಈ ಕಡೆ ಬೇರೆ ಕಡೆ ಇದೆಲ್ಲ ತಗೊಬಂದು ಆಡಿಸಿದ್ದೀನಿ. ಎಲ್ಲ ಆಡಿ ನಾವು ಆಡಿಸ್ಕೊಬಂದ್ರಿಂದ ನಾವು ಸ್ಟೇಜ್ಗೆ ಹತ್ತಿಲ್ಲ. ನಾವು ಮಾತಾಡಿ ಅಂದಾಗ ಮಾತಾಡಿ ನಾವು ಮಾಡಿಸಿರ್ತೀನಿ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಆದರೆ ನಾವು ಪ್ರಥಮೆ ಕಾಲದಿಂದವೇ ನಾವು ಈ ಕಲನ ನಾವು ಬಿಟ್ಟಿಲ್ಲ. ಹಾರ್ಮೋನಿಯಲ್ ಆಡಿ ಅಸಲ್ವೇ ಬಂದಿದ್ದಾಗ ನಾವು ಹಾರ್ಮೋನಿಯಲ್ ಆಡಿ ಎಲ್ಲ ನಮ್ಮ ರಾಗ ಪರಿಚಯ ಎಲ್ಲ ತಕ್ಕೊಂಡೋಗಿ ಇಂಥ ದಿವಸ ನಾವು ಹಾಕ್ತೀವಿ ಅಂತ ಹೇಳಿ ನಮಗೂ ಕೊಟ್ಟಿದ್ರು. ಆವಾಗ ಕರೆಕ್ಟಾಗಿ ಹಾಕಿದ್ರು, ಹಾಕಿ ನಮಗೂ ಗೊತ್ತಾಯಿತು ಹಾಕ ಮಾಡೋರ ಅಂತ.
1: ಸರ್, ಈ ಒಂದು ನಾಟಕ ಕ್ಷೇತ್ರದಲ್ಲಿ ಈಗ ರಾತ್ರಿಯೆಲ್ಲ ತಮಗೆ ಒಂದು ನಾಟಕ ಪ್ರದರ್ಶನ ಇರೋದ್ರಿಂದ ನಿಮಗೆ ನಾಟಕ ಪ್ರದರ್ಶನದ ಒಂದು ಕೆಲಸಗಳು ಇದ್ದೇ ಇರುತ್ತೆ. ಒಂದು ರಾತ್ರಿ ಸಮಯದಲ್ಲಿ ಒಂದು ನಿದ್ದೆಗೆಡೋದ್ರಿಂದ ಆರೋಗ್ಯ ಮತ್ತು ಒಂದು ಕುಟುಂಬದ ಜವಾಬ್ದಾರಿಗಳ ನಡುವೆ ಸಮತೋಲನವನ್ನು ಹೇಗೆ ಕೈಕೊಂಡು ಹೋಗ್ತೀರಾ? ನಿಮಗೆ ಇದು ಎಷ್ಟು ಕಷ್ಟ ಆಗುತ್ತೆ ನಿಜವಾಗ್ಲೂ ಅದರ ಬಗ್ಗೆ ಹೇಳೋದಾದರೆ?
0: ಕಷ್ಟ ಆಗುತ್ತೆ ಅಂತಂದ್ರೆ, ನಾವು ಬೆಳಗ್ಗೆ ನಾಟಕ ಮಾಡಿದಾಗ ಬೆಳಗ್ಗೆ ಟೈಮು ನಿದ್ದೆಗೆಟ್ಟಿರ್ತೀವಿ, ಮನೆಯವರನ್ನ ನಾವು ಜವಾಬ್ದಾರಿ ತಗೊಳಲ್ಲ. ಆವಾಗ ನಾವು ನಾಟಕದಿಂದ ಬಂದು ಏನು ಭಗವಂತ ಹೆಸರು ಹೇಳ್ಕೊಂಡು ಸ್ನಾನ ಮಾಡಿಕೊಂಡು ಪ್ಲಾಟ್ ದುಪ್ಪ ಹಾಕ್ಬಿಟ್ಟು ಒಂದು ಗಳಿಗೆ ಮನಗಿದ್ದು ನಾನು ಮನಗಿದ್ದು ಎದ್ದು ನಾಶ ಮಾಡಿಕೊಂಡು ಆವಾಗ ಸ್ನಾನ ಮಾಡಿದ್ಮೇಲೆ ಆರೋಗ್ಯ ಸರಿ ಐತೆ, ಮಾಮೂಲಿ ಇತ್ತು, ಅದೇನೂ ಇಲ್ಲ. ಆದರೆ 2 ದಿವಸ ಗಂಟ ಸ್ವಲ್ಪ ನಿದ್ರೆ ಸ್ವಲ್ಪ ಕಮ್ಮಿ ಇರ್ತದೆ. ಆವಾಗ ನಾವೇನು ಮಾಡ್ತೀವಿ, ಇನ್ನೊಂದು ಸತಿ ಸ್ನಾನ ಮಾಡಿದ್ರೆ ಆಗ ಸ್ವಲ್ಪ ಇದಾಯ್ತದೆ. ಆವಾಗ ಆರೋಗ್ಯ ಕೆಟ್ಟೋಗಿತ್ತು, ಆವಾಗ ಡಾಕ್ಟ್ರ್ ತೋರಿಸಿ ಆಗ ಮಾತ್ರೆ ಕೊಟ್ಟು ಮಾತ್ರೆ ಕುಡಿಯೋ ತೊಡಿನಿ 2 ವರ್ಷದಿಂದ ಒಂದೊಂದು ಮಾತ್ರೆ ತಗೊಂಡು ಹೋಯ್ತಾರೆ, ಅಷ್ಟು ಬಿಟ್ಟು ಇನ್ನೇನಿಲ್ಲ.
1: ಸರ್, ಒಂದು ಆರ್ಥಿಕವಾಗಿ ಏರಿಳಿತಗಳಿದ್ರೂ ಸಹ ಎಂದಾದರೂ ಈ ಒಂದು ವೃತ್ತಿ ಸಾಕು ಅಂತ ನಿಮ್ಗೇನಾದರೂ ಬೇಸರ ಮೂಡಿದೆಯಾ? ಜೊತೆಗೆ ಈ ಕಲೆ ನೀಡುವಂತಹ ತೃಪ್ತಿ ಎಲ್ಲ ನೋವುಗಳನ್ನ ಹೇಗೆ ಮರೆಸ್ಕೊಂಡು ಬಂದಿದೆ ಅದ್ರ ಬಗ್ಗೆ ಹೇಳೋದಾದರೆ?
0: ಅದೇ ಎಲ್ಲ ನೋವು ಅಂತಂದರೆ ಎಲ್ಲ ಬೇರೆ ಕಡೆ ಮಕ್ಕ ಮರಿ ಎಲ್ಲ ನೋವನ್ನೆಲ್ಲ ನೆನೆಸ್ಕೊಬಂದು ನಾವು ಎಲ್ಲ ಹೊಟ್ಟಿವಿ. ಎಲ್ಲನೂ ಭಗವಂತನೇ ನಮ್ಗೆ ಸಾಕಾರ ಕೊಟ್ಟು, ಆ ಸರಸ್ವತಿ ನನಗೆ ನೆಮ್ಮದಿರೋದ್ರಿಂದ ಎಲ್ಲ ಸಾಕಾರ ಕೊಟ್ಟು ನಮ್ಮ ಮಕ್ಕಳಿಗೂ ಒಳ್ಳೇದು ಮಾಡಿ ನಮಗೂ ಸಾಕಾರ ಕೊಟ್ಟಾರ. ನಾವು ಇನ್ನೂ ಇವತ್ತು ಇಷ್ಟು ಇದಾದ್ವಿ, ಇನ್ನೂ ಮಾಡಬೇಕು ಅನ್ನೋ ಉದ್ದೇಶ ಇರ್ತದೆ. ಬೇಜಾರು ಏನಂತೇದು ಆಗಲ್ಲ, ಹಾಂ ಬೇಜಾರು ಏನಂತೇವದು ಆಗಲ್ಲ. ನಮ್ಮ ಮಕ್ಕಳು ಅವ್ರವ್ರ ಜವಾಬ್ದಾರಿಗಳ ಬಿಟ್ಬಿಟ್ರೆ ಅವನೇ ಆ ಸರಸ್ವತಿನೇ ದಾರಿ ಬಿಟ್ಬಿಟ್ರೆ ಅವರು ಹೋಗಿಯಪ್ಪ ಅವ್ನ ಪಡ್ಕ ಮಾಡ್ಕೋಬೋದು ಅಂತ. ನಾವು ಏನಂದ್ರೆ ಮಕ್ಕ ಮರಿಯಲ್ಲ ಒಟ್ಟಿಗಿದ್ರೆ ನಮಗೂ ಗಾಬರಿ ಆಗೋದು. ಆ ಗಾಬರಿ ತೊರೆಸಿ ಅವನ ಸರಸ್ವತಿ ಮೇಲೆ ನಾವು ಕಲಾವಿದರಾಗಿರ್ತ ನಾವು ಏನಂತಂದ್ರೆ ನಮ್ಮ ಕೃತಿ ನೀವು ಮಾಡ್ಕೋ ಹೋಗೋ ಶಕ್ತಿ ಇರಗೊಂಡು ಮಾಡು, ಮಾಡಿದಾಗ ಬೇಕಾರ ನಾವೇ

0: ಇದತ್ತು. ಆಗ ಮಕ್ಕಳೆಲ್ಲ ನಮ್ಗೆ ಸಹಕರಿಸ್ತಾರೆ. ಅಲ್ಲಿಗೆ ನಾವು ಸಾಕು ಇಲ್ಗ ನಿನ್ನ ಸೇವೆ ಅನ್ನೋದು ನಾವು ನಿಲ್ಲಿಸ್ತೀವಿ ಅಂತ. ಇಷ್ಟೇ ನಮ್ಮ ವ್ಯವಹಾರ.
1: ಸರ್, ತಾವು ಇಲ್ಲಿವರೆಗೂ ಸಹ ಈಗ ಎಷ್ಟೋ ಪಾತ್ರಗಳನ್ನು ಮಾಡಿದ್ದೀರಾ, ಹಾಗೆ ಎಷ್ಟೋ ನಾಟಕಗಳನ್ನು, ಎಷ್ಟೋ ನಾಟಕಗಳಲ್ಲಿ ಹಲವಾರು ಪಾತ್ರಗಳನ್ನು ಮತ್ತೊಬ್ಬರಿಗೆ ಕಲಿಸ್ಕೊಟ್ಟಿದ್ದೀರಾ. ಒಂದು ಪ್ರದರ್ಶನವನ್ನು ಮುಗಿಸಿ ಮನೆಗೆ ಹಿಂತಿರುಗುವಂಥ ಸಂದರ್ಭದಲ್ಲಿ ನಿಮಗೆ ಸಿಗುವಂಥ ಸಂತೃಪ್ತಿ ಹೇಗಿರುತ್ತೆ, ನೀವು ಅದ್ರ ಬಗ್ಗೆ ಏನಾದರೂ ತಿಳಿಸೋದಾದರೆ?
0: ನಮ್ಮ ನಾಟಕ ಮಾಡಿ ಹೋಗ್ಬೇಕಾದ್ರೆ ಕೊನೆ ಫಸ್ಟಿಂದ ಹಿಡಿದು ಕೊನೆಗಂಟ ಮಾಡೋದಾದರೆ ಕೊನೆ ಏನದ ಅಲ್ಲಿ ಗಂಟು ಮಾಡಿ ಅವನು ಸ್ವಾಮಿ ವರ ಕೊಟ್ಟು ಕೊಡಗಂಟ್ವಿ. ಫಸ್ಟಿಂದ ಹಿಡಿದು ಸ್ವಾಮಿ ವರ ಕೊಟ್ಟು ಕೊಡಗಂಟು ನಮ್ಗೆ ಏನು ಕಾಣಲ್ಲ. ಅವನ ದೃಷ್ಟಿ ಇದ್ದೇ ಇರ್ತದೆ ನಮ್ಗೆ. ಅಲ್ಲಿ ಗಂಟ ನಾವು ಅರ್ಧಂಪರ್ಧ ಮಾಡೋಕ್ಕಾಗಲ್ಲ. ಒಂದು ಕಥೆಯಾಗಲಿ, ಮನ ಕಥೆಯಾಗಲಿ, ಈ ನಾಟಕದೇ ಆಗಲಿ, ಮನೆ ಕಥೆಗೂ ಹೋಯ್ತೀನಿ. ಹರಿ ಕಥೆ ಒಂದು ಇದ್ದ ಮನೆ ಕಥೆಗಳಿಗೂ ಹೋಯ್ತೀನಿ. ಅದು ಪ್ರಾರಂಭ ಏನಿದೆ ಚಿಲ್ಮೇದಾಸರ ಕಥೆನೂ ಮಾಡ್ತೀನಿ, ಈ ಪೌರಾಣಿಕ ನಾಟಕಗಳನ್ನು ಮಾಡ್ತೀನಿ. ಮಾಡ್ಕೊಂಡು ನಾವು ಕೊನೆ ಗಂಟ ನಮ್ಗೆ ಏನು ಅಂತಲ್ಲ ಅವ್ನ ದಿಕ್ಕಿನೇ ಅದಕ್ಕೆ ನಮ್ಗೆ ಸಂಸ್ಕೃತಿ ಕಟ್ಟಿಸಿಲ್ಲ. ಅಲ್ಲಿ ಗಂಟ ನಾವು ಮಾಡಲೇಬೇಕು, ಏನು ಬೇರೆ ಕಡೆ ನಮ್ಗೆ ಜ್ಞಾನ ಇರಲ್ಲ. ಆ ಕಡೆ ಈ ಕಡೆ ನೋಡಬೇಕು, ಮುಟ್ಟಬೇಕು ಅನ್ನೋದಿಲ್ಲ. ಒಂದು ಟೀನು ಸುಧಾ ಕುಡಿಯೋಕ್ಕಾಗಲ್ಲ, ನೀರು ಮಾತ್ರ ಒಂದು ಗ್ಲಾಸ್ ನೀರು ಕುಡಿಬೇಕು. ಯಾಕಂದ್ರೆ ಬಾಯಿ ಅರ್ಥ ಅವಾಗ ಏನೇಳಿ ಬಾಯಿ ಅರ್ಥ ಇರ್ತ. ನಾವು ಬೇರೆಯವ್ರು ಅವ್ರು ಆಡಿದ್ವಿ ನಮ್ಗೆ ಜ್ಞಾಪನ ಶಕ್ತಿ ಬರ್ತಾ ಇರ್ತದ, ಅವಾಗ ಬಾಯಿ ಅರ್ಥ ಇರ್ತ ನಮ್ಗೆ. ಅವಾಗ ಒಂದು ಬಾಟ್ಲಲ್ಲಿ ನೀರು ಮಡಿಕೋಬೇಕು, ನಾವು ಕುಡಿತೇ ಇರಬೇಕು ಸ್ವಲ್ಪ ಸ್ವಲ್ಪ ಆಡಿದಾಗ ಬೆಳಕರೆ ಗಂಟ. ಆ ರೀತಿ ನಮ್ಗೆ ವೃತ್ತಿ ಮಾಡ್ತೀವಿ. ಬೆಳಕ ಮಂಗಳ ಆದ್ಮೇಲೆ ಆವಾಗ ಒಂದು ಟೀ ಕುಡಿತೀವಿ. ಅಷ್ಟು ಬಿಟ್ಟರೆ ಟೀ ಕುಡ್ಕೊಂಡು ಆಮೇಲೆ ಬಂದು ಸ್ನಾನಗಿನ ಮಾಡ್ಕೊಂಡು ಆವಾಗ ಒಂದು ಚೂರು ನಾಶನೆ ಮಾಡ್ಕೊಂಡು ಆವಾಗ ಒಂದ್ಗಳ್ಗೆ ಮಂಗಿರ್ತೀವಿ. ಇಷ್ಟಿರ್ತ.
1: ಸರ್, ಜನರ ಒಂದು ಚಪ್ಪಾಳೆ ಆಗಿರ್ಬೋದು, ಶಿಲ್ಲೆಗಳಾಗಿರ್ಬೋದು, ಒಬ್ಬ ಕಲಾವಿದನ ಪಾಲಿಗೆ ಒಂದು ಸಂಬಳಕ್ಕಿಂತ ದೊಡ್ಡದು ಅಂತಲೇ ಹೇಳ್ಬೋದು. ಇದರ ಒಂದು ಅನುಭವವನ್ನು ನೀವು ನಮ್ಮ ಜೊತೆ ಹಂಚ್ಕೊಳ್ಳೋದಾದರೆ.
0: ಅದರಲ್ಲಿ ಒಂದು ಚಪ್ಪಾಳ ಅಂತಂದ್ರೆ ಒಂದು ಶ್ರೀಪಾಠ ಅಲರ್ಕಿ ಶ್ರೀಪಾಠಗೆ ನಾವು ಕೊಡ್ತೀವಿ. ಅಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಆಡಿಕೆಗಳನ್ನು ಒಂದು ಎರಡು ಸಲ ಮೂರು ಸಲ ಒಂದು ಸಲ ನುಡಿಸಿದಾಗ ಎಲ್ಲ ಚಪ್ಪಾಳ ಹಾಕ್ತಾರೆ. ಚಪ್ಪಾಳ ಹಾಕಿದಾಗ ನಾವು ಇನ್ನೊಂದು ಸಲ ನುಡಿಸ್ಬೇಕು ಅದನ್ನು. ಅಲ್ಲಿಗೆ ನಮಗೂ ಸ್ವಲ್ಪ ಖುಷಿ ಆಯಿತು, ಆಮೇಲೆ ಹುಡುಗರಿಗೂ ಖುಷಿ ಆಯ್ತದ. ಆವಾಗ ಚಪ್ಪಾಳನ ಹಾಕಿದಾಗ ಆವಾಗ ಶಿಲ್ಪಿ ಹೊಡಿತಾರೆ, ಶಿಲ್ಪಿ ಹೊಡಿತಾರೆ. ಆಮೇಲೆ ವೋಟ್ ಪೋರ್ ಅಂತ ಕೊಡ್ತಾರೆ. ವೋಟ್ ಪೋರ್ ಅಂತ ಕೊಟ್ಟಾಗ ತಿರ್ಗಿ ನಾವು ನುಡಿಸ್ಲೇಬೇಕು ಅದನ್ನು. ಆ ನುಡಿಸ್ತೀವಿ ಹೋದ್ರೆ ಅದು ಪೆದ್ದ ಆಯ್ತದ. ಆಗ ಆ ಹುಡುಗರಿಗೂ ಬೇಜಾರದ ಅವ್ನು ನೋಡಿ ಕೂತಿರೋ ವೋಟ್ ಪೋರ್ ಕೊಟ್ಟಾಗ ನಾವು ಇನ್ನೊಂದು ಸ್ವಲ್ಪ ಬಾರಿಸ್ನಿಲ್ಲ ಅಂದ್ರೆ ಅವ್ನು ನುಡಿಸ್ನಿಲ್ಲ ಅಂದ್ರೆ ಅವ್ರಿಗೆ ಅವ್ರಿಗೂ ಬೇಜಾರ ಹೋಯ್ತ. ಇನ್ನೆಷ್ಟು ಬಾರಿಸ್ನಿಲ್ವಲ್ಲ, ಇನ್ನೊಂದು ಸ್ವಲ್ಪ ಬಾರಿಸಿ ಹೋದ್ರಲ್ಲ ಅಂತಂತಾರೆ. ಅದನ್ನೆಲ್ಲ ನಾವು ಪಾಲಿಸ್ಕೊಂಬಂದೀವಿ. ಪಾಲಿಸ್ಕೊಂಬಂದು ಕಾಡು ಸಿನ್ಸಲ್ಲಿ ಯಾವ ನುಡಿಸ್ಬೇಕು ಮತ್ತು ದರ್ಬಾರ್ ಸಿನ್ಸಲ್ಲಿ ಯಾವ ರೀತಿ ನುಡಿಸ್ಬೇಕು ಅವೆಲ್ಲ ನಾವು ಪಾಲಿಸ್ಕೊಂಬಂದೀವಿ. ಕಟ್ಟದಲ್ಲಿ ಯಾವ ಯಾವ ರೀತಿ ನುಡಿಸ್ಬೇಕು ಅವೆಲ್ಲ ನುಡಿಸ್ಕೊಂಡು ಲಾಸ್ಟ್ನಲ್ಲಿ ಅವನು ಮಂಗಳ ಹೇಳೋ ಹೊತ್ತಿನಲ್ಲಿ ಹೊರಗೆ ಕೊಡಿಸಿ ಆ ಭಗವಂತನ ಸೇವೆ ಮಾಡಿ ಪ್ರತಿಯೊಂದು ಅಷ್ಟೇ ಲಾಸ್ಟ್ನಿಂದ ಫಸ್ಟ್ನಿಂದ ಹೋಗಿ ಲಾಸ್ಟ್ಗೆ ಮಾಮೂಲಿ ಹೊರ ಕೊಟ್ಟವನು ಯಾವ ರೀತಿ ಹಿಂದೆ ಇದ್ದ ಆ ರೀತಿ ಮಾಡಿ ಮುಂದಕ್ಕೆ ನಡೆಸ್ತಾರೆ. ಹಂಗ ನಳಗಮ್ಮಿ ಹಂಚಿಲಾಗಲಿ, ಸ್ವಾಮಿ ನಾಟಕದಲ್ಲಿ ಆಗಲಿ, ಪ್ರತಿಯೊಂದು ನಾಟಕದಲ್ಲೂ ಅದೇ ಇದರಲ್ಲಿ ಕೃಷ್ಣ ರುಕ್ಮಿಣಿ ಇದ್ರಲ್ಲಿ ಬರ್ತಾರೆ, ಇದರಲ್ಲಿ ಕುರುಕ್ಷೇತ್ರದಲ್ಲಿ ದುರ್ವೇದನ ಪಾಠ ಯಾರಾಗ ಹೆಂಗೆ ಮಾಡಬೇಕು ಇವೆಲ್ಲ. ಆದರೆ ಅದನ್ನು ನಾವು ಮಾಡಿಲ್ಲ, ಈಗ ಪರಿಚಯ ಮಾಡ್ತಾವನಿ ಮಾಡ್ಕೊಂಡು ನಾವು ಇದೆಲ್ಲ ಮಾಡ್ತೇವೆ. ಒಟ್ಟಿನಲ್ಲಿ ಮಾಡಿದ್ವಿ ನಾವು ಈ ಪರಿಚಯ ಮಾಡಿದ್ರೆ ನಮ್ಮ ಹುಡುಗನಿಗೆ ಈಗ ಒಂದು ಸ್ವಲ್ಪ ಪ್ರಾಕ್ಟೀಸ್ ಕೊಡ್ಬೇಕು ಅಂದ್ಬಿಟ್ಟು ಹಿಂಗೆ ಮಾಡ್ಕೋತೀನಿ. ನಾನು ಬೇರೆಯವ್ರಿಗೆ ಸ್ವಾಮಿ ನಾಟಕ ಒಂದು ಕಲಿಸೋದು ಮಾಡಿದ್ರೆ ಇಬ್ಬರು ಪರಿಚಯ ಮಾಡಿಕೊಟ್ಟಿನಿ ಇವ ಒಂದು ಇಬ್ಬರಿಗೆ. ಅದನ್ನ ಆ ಕಲಿಸಿರೋದು ಹುಡುಗರು ಎಷ್ಟಾಗಾರ ಬೇಕಾರ ಅಷ್ಟಾಗಾರ ಅವರು ಅಯ್ಯ ಅದನ್ನ ಹೇಳ್ಕೊಳಕ್ಕಾಗಲ್ಲ. ನಾಟಕ ಎಷ್ಟು ಮಾಡಿದೆ ನನಗೆ ನನಗೆ ಗೊತ್ತಿಲ್ಲ. ಹಾಂ ಮಾಡಿದ್ದೀನಿ. ಆಮೇಲೆ ಅನುದಾನ ಮಾಡಿ ನೂರೊಂದು ಸ್ವಾಮಿ ನಾಟಕನೇ ಅನುದಾನ ಮಾಡಿ ಬೇಕಾದಷ್ಟು ಜನ ಮಾಡ್ಯಾರ. ಅವೆಲ್ಲ ಹಳ್ಳಿ ಮೇಲೆಲ್ಲ ನಾಟಕ ಆಡಿಸಿದ್ದೀನಿ ಅವ್ರು ಕರ್ಕೋಗಿ. ಅವಕ್ಕೆಲ್ಲ ಗೌರವ ಕೊಟ್ಟಾರೆ. ಹಾರ್ಮೋನಿಗಳು ಸುಮಾರು ಎಷ್ಟು ಹಾರ್ಮೋನಿ ಆಗಿದ್ವು ಅವ್ರು ತಂದುಕೊಟ್ಟಿರೋಗಳು ಅಷ್ಟು ಹಾರ್ಮೋನಿ ನುಡಿಸಿ ನಮ್ಗೆ ಬೇಕಾದಷ್ಟು ಅನುಭವ ಬಂದಿರೋದ್ರಿಂದ ನಾವು ಮುಂದುವರ್ಕೊಂಡು ಆ ಸರಸ್ವತಿ ಜ್ಞಾನದಿಂದ ನಾವು ಹೋಯ್ತಾಯಿದ್ವಿ.
1: ಸರ್, ಹಣದ ಅರಿವು ಹೆಚ್ಚಿರುವಂತಹ ಒಂದು ಬೇರೆ ವೃತ್ತಿಗಿಂತ ಈ ಕಲಾ ಬದುಕು ನಿಮಗೆ ನೀಡಿದಂತಹ ಅತಿದೊಡ್ಡ ಗೌರವ ಅಥವಾ ಪ್ರೀತಿ ಎಂಥದ್ದು, ಅದರ ಒಂದು ಅನುಭವವನ್ನು ಹಂಚ್ಕೊಳ್ಳೋದಾದರೆ?
0: ನಾವು ಏನಂದ್ರೆ ಹಣ ಕಾಸು ಅನ್ನೋದು ನನಗೆ ಇದಿಲ್ಲ. ನಮ್ಗೆ ಕಲಾನ ತುಂಬಿರೋದ್ರಿಂದ ಅವ್ರು ಏನು ಕೊಡ್ತಾರ

0: ಅವರು ನಮಗೆ ಈಗ ಎಷ್ಟು ಅನುಭವ ಇರ್ತದೆ ಈ ಕಲಾ ತುಂಬೋದಕ್ಕೆ ಅವ್ರಿಗೆ. ನಾನು ಅವರು 20 ಜನಕ್ಕೂ ಕಲಾ ತುಂಬಬೇಕು. 20 ಜನಕ್ಕೆ ಎಷ್ಟು ಗಂಟೆ ನಾವು ಕಲಾ ಮಾಡಬೇಕು, ಎಷ್ಟು ಜನ ನೃತ್ಯ ಮಾಡಬೇಕು, ಅದ್ರ ಬಗ್ಗೆ ನಾನು ಅದನ್ನು ನಾವು ಪಾಲಿಸ್ಕೊತೀನಿ. ಪಾಲಿಸ್ಕೊಂಡು ಅವತ್ತು ನಮ್ಮ ಬರ ದಿವಸಕ್ಕ ಮಧ್ಯ ದಿವಸ ಕೊಟ್ಟಿರ್ತಾರೆ. ಆವಾಗ ಬರಾಗ ಪೂರ ಎಲ್ಲನೂ ನಾಟಕ ಮಾಡಿ ಬರಾಗ ನಮ್ಗೆ ಅವಾಗ ನಾ ಎಲ್ಲ ತೀರ್ಸ್ತಾರೆ ದುಡ್ಡು ನಮ್ಮ ಲೆಕ್ಕನೇ ತೀರಿಸಿ ಸನ್ಮಾನ ಮಾಡಿ ಬಟ್ಟ ಬರ ಎಲ್ಲ ಕೊಟ್ಟು ನಮ್ಗೆ ಎಲ್ಲ ಇಕ್ಕಿಸಿ ನಾಟಕ ಮಾಡಿರ್ತಾರೆ. ಅವಾಗ ಬರಾಗ ನಮ್ಮ ವೃತ್ತಿ ಏನದ ಕೊಟ್ಟು ಕಳಿಸ್ತಾರೆ. ಅವ್ರು ಖುಷಿ ಕೊಡ್ತಾರ ಅಂತ ಅನ್ನೋದೇನಿಲ್ಲ ನಮಗೆ. ಏನಂದರೆ ಎಲ್ಲ ಪ್ರತಿಭಂತರದ್ದು ಎಲ್ಲ ಎಲ್ಲ ಕಡೆ ಕೋಟಲಿ ಆಗಲಿ ಅರವೇಲಿ ಆಗಲಿ ಉಸಿರು ತಾಲೂಕು ಅರವೆ ಅಲ್ಲೇ ಆಗಲಿ ದೂರಲ್ಲೇ ಆಗಲಿ ಎಲ್ಲೇ ಹೋದ್ರು ಈಗ ಈ ಕಡೆ ಎನ್ ಬೇಗೂರಲ್ಲಿ ಆಗಲಿ ನಾ ಎಲ್ಲೇ ನಾಟಕ ಮಾಡಿ ಕಾರಾಪುರಲ್ಲಿ ಆಗಲಿ ಎಲ್ಲ ಕಡೆನೂ ನಮ್ಗೆ ಖುಷಿ ಪಟ್ಟು ನಮ್ಗೆ ಕಳಿಸ್ತಾರೆ. ನಮ್ಗೆ ಅದರಿಂದ ನಮ್ಗೆ ಎಲ್ಲದರಿಂದ ಖುಷಿಯಾಗಿರೋದ್ರಿಂದ ನಾವು ಇನ್ನು ಬಿಡಬಾರ್ದು ಈ ಭಗವಂತ ಸೇವನ ಈ ಕಲಾನ ನಾವು ಬಿಡಬಾರ್ದು ಅನ್ನೋದು ರುಚಿಯಿಂದ ನನಗೆ ಯಾರೋ ಒಬ್ಬರು ಹಿಂಗ ಒಬ್ಬರು ಜಾವರ ನಾಯಕರು ಕಲಾವಿದರು ನಮ್ಮ ಕರೆಸಿ ಆಗ ಅಲ್ಲಿ ಸನ್ಮಾನ ಮಾಡಿಸಿ ಇವರು ಮಹಾ ಕಲಾವಿದರು ಅನ್ನೋದು ಗೊತ್ತಿಸಿ ನಮ್ಗೆ ಸನ್ಮಾನ ಮಾಡಿ ನಮ್ಮ ಕರ್ನಾಟಕ ಪ್ರಶಸ್ತಿ ಕೊಡಿಸ್ತು.
1: ಸರ್, ಇತ್ತೀಚಿನ ಒಂದು ದಿನಗಳಲ್ಲಿ ಒಂದು ಡಿಜಿಟಲ್ ಮಾಧ್ಯಮಗಳಿಂದಾಗಿ ಈ ಒಂದು ಆರ್ಕೆಸ್ಟ್ರಾಗಳಾಗಿರ್ಬೋದು ಅಥವಾ ತಮ್ಮ ಒಂದು ನಾಟಕಗಳಾಗಿರ್ಬೋದು ಇವುಗಳ ಒಂದು ಬೇಡಿಕೆ ನಿಜವಾಗ್ಲೂ ಸಹ ಕಡಿಮೆ ಆಗ್ತಾ ಇದೆ ಅಂತ ಎಲ್ರಿಗೂ ಸಹ ಗೊತ್ತಿರೋಂಥ ವಿಷಯನೇ. ಇದರ ನಡುವೆಯೂ ಸಹ ತಮ್ಮ ಒಂದು ವೃತ್ತಿಪರತೆಯನ್ನು ಹೇಗೆ ಉಳಿಸ್ಕೊಂಡು ಕಾಪಾಡಿಕೊಂಡು ಪ್ರಸ್ತುತ ದಿನಗಳಲ್ಲೂ ಸಹ ತಮ್ಮ ಒಂದು ನಾಟಕ ವೃತ್ತಿಯನ್ನು ಮುಂದುವರಿಸ್ಕೊಳ್ತಾ ಹೋಗ್ತಾ ಇದ್ದೀರಾ, ಅದ್ರ ಬಗ್ಗೆ ಹೇಳೋದಾದರೆ?
0: ಈಗ ಏನಂತಂದ್ರೆ ಈಗ ಮುಂದುವರಿಸೋದಂದ್ರೆ ಟಿವಿಗಳು ಈ ಮೊಬೈಲ್ಗಳು ಬಂದಿಲ್ಲ, ಬಂದೋದ್ರಿಂದ ಮುಂದುವರಿಸೋ ಅಂತ ಹೋಯ್ತೀವಿ. ಹೋದ್ರಾದ್ರೂ ಮುಂದುವರಿಯೋಕ್ಕಾಗಲ್ಲ, ನಾವು ಎಷ್ಟು ಮಾಡಿವಿ ಅಷ್ಟಕ್ಕೆ ಹೇಳಕ್ಕೆ ಹೋಯ್ತದ, ಅಷ್ಟು ಬಿಟ್ಟರೆ ಮುಂದಕ್ಕೆ ಮುಂದುವರಿಸಲ್ಲ. ಆಮೇಲೆ ಅವ್ರಿಗೂ ಪರಿಚಯ ಜಾಸ್ತಿ ಈಗಿನವ್ರಿಗೆ ನಾಟಕದಲ್ಲಿ ಪರಿಚಯ ಬರಲ್ಲ, ಅವ್ರು ಹಿಂದೆ ಮಾಡಿರ್ತಾರಲ್ಲ ಆ ಕಲಾವಿದರು ನಮ್ಮ ಕರೆದು ನಮ್ಗೆ ನಾವು ಪರಿಚಯ ಮಾಡಿಕೊಡ್ತಾರೆ, ನಾಟಕ ಮಾಡಿಸ್ತಾರೆ. ಆ ವೃತ್ತಿಯಿಂದ ನಾವು ಹೋಯ್ತೀವಿ, ನಮಗೆ ಇದಿಲ್ಲ. ಎಲ್ಲ ಪ್ರತಿಯೊಂದು ಕಡೆನೂ ನಮ್ಗೆ ಹೋದಾಗ ಯಾರು ಸಹಕರಿಸ್ತಾರೆ, ಬಂದಾಗ ನಮ್ಗೆ ಒಂದು ಗೌರವ ಕೊಟ್ಟು ಒಂದು ನಮ್ಮ ನಮಸ್ಕಾರ ಹೇಳಿ ಒಂದು ಗೌರವ ಕೊಟ್ಟು ಸ್ವಾಗತ ಮಾಡಿಸಿ ಕಳಿಸ್ತಾರೆ. ಹೋದ್ರು ನಮ್ಗೆ ಏನೇ ಇರ್ತದ. ನಾವೇನಂದ್ರೆ ಈಗ ನಮಗೂ 20 ಜನಕ್ಕೆ ತುಂಬಬೇಕಲ್ಲ ಆ ಕಳನ, ಅದು ಎಷ್ಟಾಯ್ತದ ಅಷ್ಟಕ್ಕೆ ನಾವು ಮಾತಾಡ್ಕೊಂಡು ಈಗ ಆಗಿನ ಕಾಲದಲ್ಲಿ ಕಮ್ಮಿ ಇತ್ತು, ಅವಾಗ ಬರೀ 700 ರೂಪಾಯಿಗೆ 3 ತಿಂಗಳ ಪಾಠ ಮಾಡೀನಿ ನಾಟಕ ಆಡಿಸಿ ಜನ ಪರಿಚಯ ಮಾಡ್ಕೋಬೇಕಲ್ಲ ನಾನು. ಅದರಿಂದ ಬರೀ 700 ರೂಪಾಯಿಗೆ 3 ತಿಂಗಳ ಪಾಠ ಮಾಡಿದೆ. ಯಾವಾಗ ರಾಗಿ ಕೊಟ್ಟರ, ಇವಾಗ ರಾಗಿ ಕೊಡಲ್ಲ, ದುಡ್ಡು ಸಿಗ್ತದ ದುಡ್ಡು ನಮಗೆ ಗೀಟಲ್ಲ, ನಮ್ಗೆ ನಮ್ಮ ಇದ್ದಕ್ಕೆ ನಮ್ಗೆ ಗೀಟಲ್ಲ. ನಮ್ಗೆ ಎಷ್ಟು ಬೇಕೋ ಅಷ್ಟೇ ನಾವು ಕಲ್ತಿರೋ ಜಾಗದಲ್ಲಿ ಕಲ್ಸಿರೋ ಜಾಗಗಳಲ್ಲಿ ಹೋಯ್ತೀವಿ, ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಬರ್ತೀವಿ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ.
1: ಸರ್, ಹೊಸ ತಲೆಮಾರಿನ ಒಂದು ಕಲಾವಿದರಿಗೆ ನೀವು ನೀಡುವಂತಹ ಸಂದೇಶ ಏನು? ಕಲೆಯಲ್ಲಿ ಸಂತೃಪ್ತಿ ಮುಖ್ಯನೋ ಅಥವಾ ಯಶಸ್ಸು ಮುಖ್ಯನೋ, ಅದ್ರ ಬಗ್ಗೆ ಏನಾದರೂ ಹೇಳೋದಾದರೆ?
0: ಸರ್, ಸಂತೃಪ್ತಿ ಅಂತಂದ್ರೆ ಅವ್ರ ಒಳಗೆ ಇರಬೇಕು, ಅದು ನಾವು ಕರಿತೀವಿ ಅನ್ನೋ ಉತ್ಪೂರ್ಕವಾಗಿದ್ದಾಗ ನಾವು ಅವ್ರಿಗೆ ಇದ್ದು ತುಂಬ್ತೀವಿ, ಇಂಥದ್ದು ಮಾಡ್ರಪ್ಪ ಇಂಥದ್ದು ಮಾಡುವ ಒಂದ್ಸಲ ಇದ್ದೀರ, ಒಂದು 10 ದಪ್ಪ ಆಗಲಿ, ಒಂದು ಜಿನಿಯರ್ ಆಗಲಿ, ಹೇಳಿ ಅವ್ರಿಗೆ ತುಂಬಿಸಿ ಹೇಳಪ್ಪ ಹಿಂಗೆ ಹೋಗಿ ಈ ಕಲಾನ ಬಿಡಬೇಡಿ, ನೀವು ನನ್ನ ಹೆಸರು ಹೇಳ್ಕೊಂಡು ನೀವು ಮಾಡ್ಕೊಂಡು ಹೋಗಿ. ಇವತ್ತಿಲ್ಲ, ಇವತ್ತು ನಮ್ಗೆ ಬೇರೆ ಗುರುಗಳಾಗಿದ್ರು, ನೀವು ಕಲಿತಾಗ ಏನಾಗುತ್ತೋ ನಮ್ಮ ಗುರು ಅಂತಿದ್ದಾರೆ. ಯಾರು? ಚಿಕ್ಕಣ್ಣ ಮೇಷ್ಟು ಗುರು ಕಣ, ನಮ್ಗೆ ಕಲಿಸಿಕೊಟ್ಟಿರೋದು ಒಂದು ಸೋಸ್ಗ. ಈಗ ಪ್ರಾಂತ್ಯದಲ್ಲಿ ಆಗಲಿ ಏನೇ ಆಗಲಿ ನಮ್ಮನ್ನ ಮುಂದುವರಿಸಾರ ಪ್ರತಿಯೊಂದ್ರಲ್ಲಿ ಅಂತಿದ್ರಲ್ಲಿ ನಾವು ಹಿಂಗೆ ಹೋಗಿ ಅಂದ್ಕೊಂಡು ನಾವು ಕಲಾವಿದರ್ಗ ನಾವು ತುಂಬಿ ನಾವು ಮಾಡಿಕೊಡ್ತೀವಿ.
1: ಸರ್, ನಿಮ್ಮ ಒಂದು ಕಲೆಗೆ ಸರ್ಕಾರದಿಂದ ಅಥವಾ ಸಮಾಜದಿಂದ ಇನ್ನೂ ಯಾವೆಲ್ಲ ರೀತಿಯ ಒಂದು ಅವಶ್ಯಕತೆಗಳು ಮತ್ತು ಬೆಂಬಲಗಳು ಬೇಕು ಅಂತ ನೀವು ಬಯಸ್ತೀರಾ?
0: ಸರ್, ನಮ್ಗೆ ಕಲಾವಿದರಲ್ಲಿ ನಮ್ಗೆ 2-3 ಸಲ ಇದೇ ಜವರ ನಾಯಕರು ಆರ್ಕೆಸ್ಟ್ರ ಜವರ ನಾಯಕರು ಕರ್ಕೋಗಿ ಕೊಡಿಸಿದ್ರು. ಅದೆಲ್ಲ ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ಅಲ್ಲಿ ಬಂದು ಒಂದ್ಸಲ 10,000 ಬಂತು, ಒಂದ್ಸಲ 15,000 ಬಂದಿತ್ತು. ಅಲ್ಲಿಂದ ಈಚೆಗೆ ತಿರ್ಗಾ ಹಾಕಿದ್ರು, ಪ್ಲಸ್ ಕೇಸನ್ನು ಹಾಕಿದ್ರು, ಹಾಕಿದ್ರು ಈಚೆಗೆ ಬರಲಿಲ್ಲ. ಆಮೇಲೆ ಅವರು ಕಲಾಮಂದಿರದಲ್ಲಿ ನಿಮ್ಮ ಇಸ್ಕೂಲ್ ದಾಖಲಾತಿ ತಗೊಬನ್ನಿ, ಮತ್ತು ನಾವು ನೇರ ಬೇಕಾಗಿಲ್ಲ, ಇಸ್ಕೂಲಲ್ಲಿ ದಾಖಲಾತಿ ನಿಮ್ಮ ನಾಟಕ ಮಾಡಿದ್ದು ಫೋಟೋಗಳು ಇವೆಲ್ಲ ತಗೊಬನ್ನಿ ಅಂತ ಹೇಳಿದರು. ಅದರಿಂದ ನಮ್ಗೆ ಇಸ್ಕೂಲ್ ದಾಖಲಾತಿ ಸಿಕ್ಕಲಿಲ್ಲ. ಇಸ್ಕೂಲ್ ದಾಖಲಾತಿ ಅಂತಂದರೆ 54ನೇಯಿಂದ ಈಚೆಗೆ ನಾವು 54ರಲ್ಲಿ ನಾವು ಇಸ್ಕೂಲ್ಗೆ ಹಂಗೆ ಕಳಿಸೋರು ಇಲ್ವಲ್ಲ,

0: ಸರ್, ಈ ಒಂದು ವೃತ್ತಿ ನಿಮ್ಗೆ ತೃಪ್ತಿಯನ್ನ ಕೊಟ್ಟಿದೆಯಾ? ಎಷ್ಟು ಸಂತೃಪ್ತಿಯನ್ನ ಈ ವೃತ್ತಿ ನಿಮ್ಗೆ ನೀಡಿದೆ, ಅದ್ರ ಬಗ್ಗೆ ಹೇಳೋದಾದ್ರೆ?
1: ಸಂತೃಪ್ತಿ ಅಂತೆಲ್ಲ ಸಹ ನಾವು ಬೇಕಾದಷ್ಟು ಅದಿನಿಂದ ಮಾಡ್ತಾ ಬಂದಿರುತ್ತೆ, ನಮ್ಗೆ ಸಂತೃಪ್ತಿಯೇ. ಯಾಕಂದ್ರೆ ನಾವು ಕಳಿಯಕಲ್ಲ, ಇದನ್ನ ನಮ್ಮ ಅನ್ನ ಕೊಟ್ಟಿರೋದು, ಅದರಿಂದ ನಾವು ಅತಿ ಎಷ್ಟೇ ಆಗದೆ ನಾವು ಅನ್ನ ಕೊಟ್ಟಿರೋ ಸರಸ್ವತಿ ನಾವು ಕಳಿಬಾರ್ದು. ಕಲಾವಿದರು ನಾವು, ಕಲಾವಿದರು ಅಂದ್ರೆ ಕಲಾವಿದರಾಗೇ ಇರಬೇಕು, ರೈತ ಆದ್ಮೇಲೆ ರೈತರಾಗೇ ಇರಬೇಕು. ಈಗ ನಾನು ನೋಡಿದಾಗ ಮೇಷ್ಟು ಅನ್ಸ್ಕೊಳ್ಳಲ್ಲ ನಾನು, ಇವ್ ಕಲಾವಿದ ಅನ್ನೋದ ಹಳ್ಳಿ ಕಡೆ ಹೋದ್ರೆ ನೋಡಿದ್ರು ಇವ್ರು ಮೇಷ್ಟರ ಅಂತಾರೆ. ಅವ್ರು ನೋಡಿದವ್ರೆ ಮೇಷ್ಟು ಅನ್ನೋರು, ಇವರು ನಾಟಕದ ಮೇಷ್ಟು ಅನ್ನೋದು ನೋಡಿದವ್ರೆ. ನಾವು ಮೇಷ್ಟು ಅನ್ಸ್ಕೊಳ್ಳೋ ಕಾಫಿಗಳಲ್ಲ, ಅವು ಬೇರೆ ಬೇರೆ ಕಡೆ ಎಲ್ಲ ನಾಟಕ ಮಾಡ್ಕೊಂಡು ಬಂದಿರ್ತಿಂದ ನೋಡಿರೋರು ಮೇಷ್ಟು ಕಣ ಯಾರು ಮಾಡ್ತಾವ್ರಿ ಅಂತ ಸರಿ. ಚೆನ್ನಾಗಿ ಅಳವಿದ ಹಣ ಕಾಲವಿದರು ಇವರು ಅಂತ ಕೇಳ್ತಾರೆ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಇದನ್ನು ನಾವು ಸತ್ಮಾನ ಇರ್ಕೊಂಡು ನಾವು ಮಾಡ್ಕೊ ಹೋಗ್ಬೇಕು ಅನ್ನೋದು ಒಂದು ವೃತ್ತಿ ಅದ.
0: ಸರ್, ಕೊನೆಯದಾಗಿ ನಮ್ಮ ಕೇಳುವರಿಗೆ ಅಥವಾ ತಾಲೂಕಿನ ಜನತೆಗೆ ಮತ್ತು ಈ ಒಂದು ಕಲೆಯ ಬಗ್ಗೆ ಆಸಕ್ತಿ ಇರುವಂತಹ ಯುವಕರಿಗೆ ಏನಾದರೂ ಸಂದೇಶವನ್ನು ಕೊಡೋದಾದ್ರೆ ಏನಂತ ಕೊಡೋದಕ್ಕೆ ಬಯಸ್ತೀರಾ?
1: ಕಲಾವಿದರಿಗೆ ಸಂದೇಶ ಕೊಡೋದು ಅಂತಂದ್ರೆ, ಅವರು ಬಂದು ನಮ್ಗೆ ಕರೆದಾಗ, ಒಟ್ಟಾಗಿ ಬಂದು ನಮ್ಗೆ ಕರೆದಾಗ ನಾವು ಹೋಗಿ ಅವ್ರನ್ನ ಪರಿಚಯ ಮಾಡ್ಕೊಂಡು ನಾವು ಹಿಂಗಿಂಗ ನೋಡಪ್ಪ ನಾವು ಈ ಥರ ನಾಟಕ ಮಾಡ್ಕೊಡ್ತೀವಿ, ಬೇಕಾದ್ರೆ ನೀವು ಬಂದು ನಮ್ಗೆ ಹೇಳಿದ್ರೆ ನಾವು ಬಂದು ಏನೋ ಮಾತಾಡ್ಕೊಂಡು ನಾವು ನಾಟಕನ ಪರಿಚಯ ಮಾಡ್ಕೊಡ್ತೀವಿ. ನೀವು ಆಡಿ ಇಂಥ ದಿಸ್ಕ ಇಷ್ಟು ತಿಂಗ ಅಂತ ಮಾತಾಡ್ತಾರೆ, ಮಾತಾಡ್ತೀವಿ. ನಿಮ್ಗೆ ಎಷ್ಟು ತಿಂಗ ಬೇಕು ಅಂತ ಕೇಳ್ತೀವಿ. ಇಷ್ಟು ತಿಂಗ ಬೇಕು ಅಂದಾಗ ಅಷ್ಟು ತಿಂಗ ಅಂತ ಪಾಠ ಮಾಡಿರ್ತೀವಿ. ಆವಾಗ ನಾನು ದೊಡ್ಡ ಸೀನ್ಸ್ ಆಗಲಿ ಚಿಕ್ಕ ಸೀನ್ಸ್ ಆಗಲಿ ತಗೊಂಡು ಒಂದು ನಾಟಕನ ಪೂರ್ತಿ ಮಾಡಿಬಿಟ್ಟು ಆವಾಗ ಮನೆಗೆ ಬರ್ತೀನಿ. ಈಗ ಅಷ್ಟಕ್ಕೆ ಕಲಿಯ ಅಂತ ನಿಯೋಕ್ರಿಗ ಅವ್ರು ಕರೆದಾಗ ನಾನು ಹೋಗಿ ಪಾಠ ಮಾಡ್ಕೊಡ್ತೀನಿ ಅಂತ ಹೇಳಿ, ಅಷ್ಟು ಬಿಟ್ರೇನು ಏನಿಲ್ಲ.
0: ಸರ್, ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ನಿಜಕ್ಕೂ ಸಹ ಕಲೆಯ ಮೇಲಿನ ಒಂದು ನಿಮ್ಮ ನಿಷ್ಠೆ ಎಂಥವ್ರಿಗೂ ಸಹ ಸ್ಫೂರ್ತಿ ನೀಡುವಂತರ ಇದೆ. ಈ ಒಂದು ಜೀವನದ ಏಳು ಬೀಳುಗಳ ನಡುವೆ ಕಲೆಯನ್ನೇ ಉಸಿರಾಗಿಸಿಕೊಂಡ ನಿಮ್ಮ ಬದುಕು ಹೀಗೆ ಸಾರ್ಥಕವಾಗಿರಲಿ ಅಂತ ಹೇಳ್ತಾ, ಆತ್ಮೀಯ ಶ್ರೋತೃಗಳೇ, ಇಂದು ನಾವು ಆಗತ್ತೂರು ಗ್ರಾಮದಲ್ಲಿ ನಿವಾಸಿಗರಾಗಿರುವ ಹಾಗೂ ನಾಟಕದ ಮೇಷ್ಟ್ರಾಗಿ ತುಂಬ ವರ್ಷಗಳಿಂದ ತಮ್ಮ ಒಂದು ವೃತ್ತಿಯನ್ನು ಒಂದು ಈ ವೃತ್ತಿಯಲ್ಲೇ ಮುಂದುವರಿಸಿಕೊಂಡು ಬಂದಿರುವಂತಹ ಶ್ರೀಯುತ ಚಿಕ್ಕನಾಯಕರವರ ಬದುಕಿನಲ್ಲಿರುವ ಒಂದು ವೃತ್ತಿ ಸಂತೃಪ್ತಿಯನ್ನು ಕಂಡುಕೊಂಡೆವು. ಕೇವಲ ಹಣಗಳಿಕೆಗಿಂತ ತಮ್ಮ ಕೆಲಸದಲ್ಲಿ ಗೌರವ, ಕೌಶಲ್ಯ ಮತ್ತು ಕಲೆಯ ತೃಪ್ತಿಯಲ್ಲಿ ನಿಜವಾದ ಸಂತೋಷ ಇರುವುದು ಎಂದು ನಾವು ಅವರ ಮಾತಿನಿಂದ ಅರಿತುಕೊಂಡೆವು. ನಮ್ಮೊಂದಿಗೆ ಮಾತನಾಡಿ ತಮ್ಮ ಅಮೂಲ್ಯ ಸಮಯ ಮತ್ತು ಅನುಭವಗಳನ್ನು ಹಂಚಿಕೊಂಡ ಶ್ರೀಯುತ ಚಿಕ್ಕನಾಯಕರವರಿಗೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ಹೃತ್ಪೂರ್ವಕ ಧನ್ಯವಾದಗಳು ಸರ್.
1: ಧನ್ಯವಾದಗಳು.
0: ಮತ್ತಷ್ಟು ಆಸಕ್ತಿದಾಯಕ ವ್ಯಕ್ತಿಗಳು ಮತ್ತು ಅವರ ವೃತ್ತಿ ತೃಪ್ತಿಯ ಕಥೆಗಳೊಂದಿಗೆ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.
2: ವೃತ್ತಿ ಸಂತೃಪ್ತಿ ಕಾಯಕವೇ ಕೈಲಾಸ. ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ.
3: ಯಾವ ವೃತ್ತಿಯೂ ಕೀಳಲ್ಲ, ಯಾವ ವೃತ್ತಿಯೂ ಮೇಲಲ್ಲ.
2: ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ.
3: ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ.
2: ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ
4: ವೃತ್ತಿ ಸಂತೃಪ್ತಿ.
5: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ. ಇದುವರೆಗೂ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ಕಳೆದ 5 ದಶಕಗಳಿಂದ ನಾಟಕ ಕಲಿಸುತ್ತಾ ಬರುತ್ತಿರುವ ಅನುಭವ ಹಾಗೂ ಬಣ್ಣದ ಬದುಕಿನ ಸಾರ್ಥಕ ಪಯಣ ಕುರಿತು ಸರಗೂರು ತಾಲೂಕು ಆಗತ್ತೂರು ಗ್ರಾಮದ ಶ್ರೀಯುತ ಚಿಕ್ಕನಾಯಕರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
6: ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಕೂರು. ಕೇಳುಗರ ಬೆಳೆ ಬೆಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 70 ರೂಪಾಯಿ, ಪೆನ್ಸಿಲ್ ಬೀನ್ಸ್ 60 ರೂಪಾಯಿ, ಮೆಣಸಿನಕಾಯಿ 32 ರೂಪಾಯಿ, ಸೌತೆಕಾಯಿ 30 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 16 ರೂಪಾಯಿ, ಎಳೆಬನ 18 ರೂಪಾಯಿ, ಗುಂಡು ಬದನೆಕಾಯಿ 24 ರೂಪಾಯಿ, ಕುಂಬಳಕಾಯಿ 7 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಾಡವಲಕಾಯಿ 34 ರೂಪಾಯಿ, ತೊಂಡೆಕಾಯಿ

ರೂಪಾಯಿ, ಹಾಗಲಕಾಯಿ 43 ರೂಪಾಯಿ, ಕಾಲಿಫ್ಲವರ್ 22 ರೂಪಾಯಿ, ಪೈರ್ 63 ರೂಪಾಯಿ, ದಪ್ಪ ಮೆಣಸಿನಕಾಯಿ 35 ರೂಪಾಯಿ, ಸೋರೆಕಾಯಿ 16 ರೂಪಾಯಿ, ಬದನೆಕಾಯಿ 28 ರೂಪಾಯಿ, ಕೋಸು 11 ರೂಪಾಯಿ, ಸೀಮೆ ಬದನೆಕಾಯಿ 23 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 38 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 11 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 21/7/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ಎಂಆರ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು, ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರತ್ ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ದಿಲೀಪ್ ಶೇಟ್ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಬೆಳಗ್ಗೆ 9:30 ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಮಿಸ್ಟರ್ ರಾಜು ಕೆಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು, ಮಿಸ್ ಅಯನರಾಜ್ ರವರು ಫಿಸಿಯೋಥೆರಪಿಸ್ಟ್ ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663138. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663138. ಧನ್ಯವಾದಗಳು.
1: ಇನ್ನು ಮುಂದೆ ಕೇಳಿಬರೋಣ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಜಗತ್ತಿನ 3ನೇ ಅತಿದೊಡ್ಡ ಭೂಸಸ್ತನಿ ಹಿಪೋಪಟಮಸ್ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಜಗತ್ತಿನ 3ನೇ ಅತಿ ದೊಡ್ಡ ಭೂಸಸ್ತನಿ ಹಿಪೋಪೋಟಮಸ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಹಿಪೋಪೋಟಮಸ್ಗಳನ್ನು ವೈಜ್ಞಾನಿಕವಾಗಿ ಹಿಪೋಪೋಟಮಸ್ ಎಂಬಿಪಿಎಸ್ ಎಂದು ಕರೆಯಲಾಗುತ್ತದೆ. ಹಿಪೋಪೋಟಮಸ್ಗಳು ಜಗತ್ತಿನ 3ನೇ ಅತಿ ದೊಡ್ಡ ಭೂಸಸ್ತನಿಗಳಾಗಿವೆ. ಇವು ತಮ್ಮ ಜೀವನದ ಬಹುಪಾಲು ನದಿಗಳು ಮತ್ತು ಸರೋವರಗಳಲ್ಲಿ ಕಳೆಯುತ್ತವೆ. ಇವುಗಳನ್ನು ಹೆಚ್ಚಾಗಿ ಆಫ್ರಿಕಾದಲ್ಲಿ ಕಾಣಬಹುದು. ಈ ಪ್ರಾಣಿಗಳು ತಮ್ಮ ಕೆಟ್ಟ ಸ್ವಭಾವಕ್ಕೆ ಪ್ರಸಿದ್ಧವಾಗಿವೆ. ಇವು ಮನುಷ್ಯನಿಗೆ ಹೆದರುವುದಿಲ್ಲ ಮತ್ತು ತಮ್ಮ ಪ್ರದೇಶವನ್ನು ಪ್ರವೇಶಿಸುವ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ಮತ್ತು ಇತರೆ ಪ್ರಾಣಿಗಳ ಮೇಲೆ ದಾಳಿ ಮಾಡುತ್ತವೆ. ಹಿಪೋಪೋಟಮಸ್ಗಳನ್ನು ಆಫ್ರಿಕಾದ ಅತ್ಯಂತ ಅಪಾಯಕಾರಿ ಪ್ರಾಣಿಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಹಿಪೋಪೋಟಮಸ್ಗಳಲ್ಲಿ 2 ವಿಧಗಳು, ಅವುಗಳೆಂದರೆ ಸಾಮಾನ್ಯವಾಗಿ ಹಿಪೋಪೋಟಮಸ್ಗಳು ಮತ್ತು ಫಿಗ್ಮಾ ಹಿಪೋಪೋಟಮಸ್ಗಳು. ಸಾಮಾನ್ಯ ಹಿಪೋಪೋಟಮಸ್ಗಳು ಅತ್ಯಂತ ದೊಡ್ಡ ಪ್ರಾಣಿಗಳಾಗಿವೆ. ಇವು 12 ಅಡಿ ಉದ್ದವನ್ನು ತಲುಪಬಹುದು ಮತ್ತು 7,000 ಪೌಂಡ್ಗಳಷ್ಟು ತೂಗಬಹುದು. ಫಿಗ್ಮಾ ಹಿಪೋಪೋಟಮಸ್ಗಳು 7.5 ಅಂದರೆ 1.23 ಅಡಿ ಉದ್ದವನ್ನು ತಲುಪಬಹುದು ಮತ್ತು 600 ಪೌಂಡ್ ತೂಕವನ್ನು ಹೊಂದಿರಬಹುದು. ಹಿಪೋಪೋಟಮಸ್ಗಳು 10-30 ಪ್ರಾಣಿಗಳನ್ನು ಒಳಗೊಂಡಿರುವ ಗುಂಪಿನಲ್ಲಿ ವಾಸಿಸುತ್ತವೆ. ಈ ಗುಂಪನ್ನು ಪಾಡಿ ಎಂದು ಕರೆಯಲಾಗುತ್ತದೆ. ಇವು ತಮ್ಮ ಹೆಚ್ಚಿನ ಅಂದರೆ ದಿನಕ್ಕೆ 18 ಗಂಟೆಗಳವರೆಗೆ ನೀರಿನಲ್ಲಿ ಕಳೆಯುತ್ತವೆ. ಏಕೆಂದರೆ ಇವುಗಳ ದೇಹ ಚರ್ಮ ಬೆವರು ಗ್ರಂಥಿಗಳನ್ನು ಹೊಂದಿಲ್ಲ, ಆದ್ದರಿಂದ ತಮ್ಮ ದೇಹದ

ಚರ್ಮ ಬಿಸಿಯಾಗಿರುವುದನ್ನ ತಡೆಯುವುದಕ್ಕೆ ಇವು ಹೆಚ್ಚಾಗಿ ನೀರಿನಲ್ಲಿ ಇರುತ್ತವೆ. ಆದರೆ ರಾತ್ರಿಯಲ್ಲಿ ನೀರಿನಿಂದ ಹೊರಗೆ ಬಂದು ಹುಲ್ಲು ಮತ್ತು ಗಿಡದಿಂದ ಬಿದ್ದ ಹಣ್ಣುಗಳನ್ನ ತಿಂದು ಮತ್ತೆ ಬೆಳಗ್ಗೆ ಆದ ಕೂಡಲೇ ನದಿಗೆ ಬರುತ್ತವೆ. ಇವುಗಳ ಕಣ್ಣುಗಳು, ಮೂಗಿನ ಒಳ್ಳೆಗಳು ಮತ್ತು ಕಿವಿಗಳು ತಲೆಯ ಮೇಲ್ಭಾಗದಲ್ಲಿ ನೆಲೆಗೊಂಡಿರುವುದರಿಂದ ಇವು ನೀರಿನಲ್ಲಿ ಇದ್ದಾಗಲೂ ನೋಡಬಹುದಾದ ಸಾಮರ್ಥ್ಯವನ್ನ ಹೊಂದಿವೆ. ಇವು ನೀರಿನಲ್ಲಿ ಧುಮುಕಿದಾಗ ಇವುಗಳ ಕಿವಿ ಮತ್ತು ಮೂಗಿನ ಒಳ್ಳೆಗಳು ಸ್ವಯಂಚಾಲಿತವಾಗಿ ಮುಚ್ಚಲ್ಪಡುತ್ತವೆ. ಹಿಪೋಪೋಟಮಸ್ಗಳು 1 ಗಂಟೆಗೆ 13 ಕಿಲೋಮೀಟರ್ನಷ್ಟು ವೇಗದಲ್ಲಿ ಈಜುತ್ತವೆ. ಕಾಲುಗಳು ಜಾಲಪಾದಗಳನ್ನು ಹೊಂದಿದ್ದು ಮತ್ತು ಅವು ಚಿಕ್ಕದಾಗಿದ್ದರೂ ನದಿಗಳು ಮತ್ತು ಸರೋವರಗಳ ಮೂಲಕ ಚಲಿಸುವಷ್ಟು ಶಕ್ತಿಯುತವಾಗಿವೆ. ಇವು ನೀರಿನಲ್ಲಿ ಮುಳುಗಿದಾಗ 5 ನಿಮಿಷಗಳವರೆಗೆ ನೀರಿನ ಅಡಿಯಲ್ಲಿ ತಮ್ಮ ಉಸಿರನ್ನ ಹಿಡಿದಿಟ್ಟುಕೊಳ್ಳುತ್ತವೆ. ಇವುಗಳ ಚರ್ಮದ ಲೋಳಿಯ ಗ್ರಂಥಿಗಳು ಕೆಂಪು ವರ್ಣದ್ರವ್ಯ ಎಣ್ಣೆಯುತ ಪರದಿಯನ್ನು ಸ್ರವಿಸುತ್ತವೆ. ಈ ದ್ರವವು ರಕ್ತ ಮತ್ತು ಬೆವರಿನ ಮಿಶ್ರಣವಾಗಿದೆ ಎಂದು ಭಾವಿಸಲಾಗಿತ್ತು ಮತ್ತು ಇದಕ್ಕೆ ರಕ್ತದ ಬೆವರು ಎಂಬ ಅಡ್ಡ ಹೆಸರು ನೀಡಲಾಯಿತು. ಈ ದ್ರವವು ಹಿಪೋಸೂಡೋರಿಕ್ ಆಮ್ಲ ಮತ್ತು ನಾರ್ಹಿ ಸೂಪೋಡೋರಿಕ್ ಆಮ್ಲದ ಸಂಯೋಜನೆ ಎಂದು ಈಗ ತಿಳಿದು ಬಂದಿದೆ. ಈ ಸಂಯುಕ್ತಗಳು ಸೂರ್ಯನಿಂದ ನೇರಳೆದೀತ ಕಿರಣಗಳನ್ನು ಹೀರಿಕೊಳ್ಳುವ ಮೂಲಕ ಚರ್ಮವನ್ನು ರಕ್ಷಿಸುತ್ತವೆ ಮತ್ತು ರೋಗವನ್ನು ಉಂಟು ಮಾಡುವ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಯತೊಡಗುತ್ತದೆ. ಸ್ರವಿಸುವಿಕೆಯು ಬಣ್ಣರಹಿತವಾಗಿ ಹೊರಹೊಮ್ಮುತ್ತದೆ ಮತ್ತು ಸೂರ್ಯನಿಗೆ ಒಡ್ಡಿಕೊಂಡ ಕೂಡಲೇ ಕೆಲವು ನಿಮಿಷಗಳಲ್ಲಿ ಕಿತ್ತಳೆ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಇವು ಸಸ್ಯಾಹಾರಿಗಳಾಗಿದ್ದು ಹುಲ್ಲು, ಬಿದ್ದ ಹಣ್ಣು, ಕಬ್ಬು ಮತ್ತು ಜೋಳವನ್ನ ತಿನ್ನಲು ಇಷ್ಟಪಡುತ್ತವೆ. ಇವು ಕೇವಲ 1 ರಾತ್ರಿಯಲ್ಲಿ 75 ಪೌಂಡ್ಗಳಷ್ಟು ಅಂದರೆ ಹುಲ್ಲಿನ ದೊಡ್ಡ ಪ್ರಮಾಣದ ಸಸ್ಯವರ್ಗವನ್ನ ಸೇವಿಸಬಹುದು. ಇವು ಬೃಹತ್ ಪ್ರಮಾಣದಲ್ಲಿದ್ದರೂ ಮನುಷ್ಯರಿಗಿಂತ ವೇಗವಾಗಿ ಓಡಬಲ್ಲವು. ಇವು ಸಿಂಹದ ಗರ್ಜನೆಯಂತೆ ದೊಡ್ಡ ಶಬ್ದವನ್ನ ಉಂಟು ಮಾಡುತ್ತವೆ. ಇವುಗಳ ಹತ್ತಿರದ ಸಂಬಂಧಿಗಳು ತಿಮಿಂಗಳಗಳು ಮತ್ತು ಡಾಲ್ಫಿನ್ಗಳು. ಹಿಪೋಪೋಟಮಸ್ಗಳ ದಂತಗಳು ನಿರಂತರವಾಗಿ ಬೆಳೆಯುತ್ತವೆ. ಬೇಟೆಗಾರರು ಇವುಗಳ ದಂತಗಳಿಗಾಗಿ ಇವುಗಳನ್ನು ಕೊಲ್ಲುತ್ತಾರೆ. ಹಿಪೋಪೋಟಮಸ್ಗಳು ಹಿಂಡಿನಲ್ಲಿ ಪ್ರಬಲ ಗಂಡು ಹಿಪೋಪೋಟಮಸ್ ನೇತೃತ್ವವನ್ನು ವಹಿಸುತ್ತದೆ. ತನ್ನ ಪ್ರದೇಶದಲ್ಲಿ ವಣ್ಣುಗುವವರ ಮತ್ತು ಪ್ರತಿಸ್ಪರ್ಧಿ ಗಂಡುಗಳ ವಿರುದ್ಧ ಹೋರಾಡಿ ನದಿಯ ದಂಡೆಯ ಮೇಲಿರುವ ತನ್ನ ವಿಸ್ತಾರವಾದ ಪ್ರದೇಶವನ್ನು ಕಾಪಾಡಿಕೊಳ್ಳುತ್ತದೆ. ಇವು ಉದ್ದವಾದ ದಂತಗಳನ್ನು ಬಹಿರಂಗಪಡಿಸಲು ತನ್ನ ಅಗಾಧವಾದ ಬಾಯಿಯನ್ನು ಬಳಸುತ್ತದೆ ಮತ್ತು ತೆರೆಯತೊಡಗುತ್ತದೆ. ಪ್ರಮುಖ ಗಂಡು ಹಿಪೋಪೋಟಮಸ್ ಇನ್ನೊಂದು ಗಂಡು ಹಿಪೋಪೋಟಮಸ್ ಅನ್ನು ಎದುರಿಸಲು ಸಾಧ್ಯವಾಗಿದ್ದರೆ 2 ಹಿಪೋಪೋಟಮಸ್ಗಳು ಸೇರಿ ಆಗಾಗ ಹೋರಾಡುತ್ತವೆ. ಇದು ಇವುಗಳ ಮಾರಣಾಂತಿಕ ಗಾಯಗಳಿಗೆ ಕಾರಣವಾಗುತ್ತದೆ. ಕೆಲವೊಮ್ಮೆ ಪ್ರಬಲವಾದ ಗಂಡು ಇತರೆ ಗಂಡುಗಳನ್ನು ತಮ್ಮ ಪ್ರದೇಶದಲ್ಲಿ ಪ್ರವೇಶಿಸಲು ಅನುಮತಿಸಿದರೂ ಹಿಂಡಿನಲ್ಲಿರುವ ಹೆಣ್ಣು ಹಿಪೋಪೋಟಮಸ್ಗಳ ಜೊತೆ ಸಂತಾನೋತ್ಪತ್ತಿಗಾಗಿ ಇತರೆ ಗಂಡು ಹಿಪೋಪೋಟಮಸ್ಗಳು ಚೆನ್ನಾಗಿ ವರ್ತಿಸಬೇಕು. ಹಿಪೋಪೋಟಮಸ್ಗಳು ಹೊಸ ಪ್ರದೇಶವನ್ನು ಸಮೀಪಿಸಿದಾಗ ಇವು ನಿಂತು ತಮ್ಮ ಹಿಂಬದಿಯಿಂದ ಗಾಳಿಯಲ್ಲಿ ಸಗಣಿ ಮತ್ತು ಮೂತ್ರವನ್ನು ಬಿಡುಗಡೆ ಮಾಡುತ್ತದೆ. ಅಪರಿಚಿತ ಗಡಿಯ ಸುತ್ತಲೂ ಮಲವನ್ನು ಚದುರಿಸಲು ಬಾಲವನ್ನು ಅತ್ಯಂತ ಜೋರಾಗಿ ಹಿಂದಕ್ಕೆ ಮತ್ತು ಮುಂದಕ್ಕೆ ಅಡ್ಡವಾಗಿ ಅಲಗಾಡಿಸಿ ಮಲವನ್ನು ಬಿಡುತ್ತದೆ. ಗಂಡು ಹಿಪೋಗಳು ಸಾಮಾನ್ಯವಾಗಿ ನೀರಿನಿಂದ ಹೊರಬರುತ್ತದೆ. ತೀರದ ಉದ್ದಕ್ಕೂ ಅವುಗಳ ಮೇಯುವ ಹಾದಿಗಳಲ್ಲಿ ಸಗಣಿಯನ್ನು ಅರಡಿಸಿ ತಮ್ಮ ಜಾಗಗಳನ್ನು ಗುರುತು ಮಾಡಿಬಿಡುತ್ತವೆ. ಗಂಡು ಹಿಪೋಗಳು ಬಹುಪತಿತ್ವವನ್ನು ಹೊಂದಿವೆ. ಅಂದರೆ ಒಂದು ಗಂಡು ಹಿಪೋಪೋಟಮಸ್ ಸಾಮಾಜಿಕ ಗುಂಪಿನಲ್ಲಿ ಹಲವಾರು ಹೆಣ್ಣುಗಳೊಂದಿಗೆ ಸಂಗಾತಿಯಾಗುತ್ತದೆ. ಸಂತಾನೋತ್ಪತ್ತಿಯು ಕಟ್ಟುನಿಟ್ಟಾಗಿ ಕಾಲಯೋಚಿತವಲ್ಲದಿದ್ದರೂ ಗರ್ಭಧಾರಣೆಯು ಸಾಮಾನ್ಯವಾಗಿ ಫೆಬ್ರವರಿ ಮತ್ತು ಆಗಸ್ಟ್ ತಿಂಗಳ ನಡುವೆ ಸಂಭವಿಸುತ್ತದೆ ಮತ್ತು ಜನನಗಳು ಸಾಮಾನ್ಯವಾಗಿ ಮಳೆಗಾಲದಲ್ಲಿಯೇ ಅಕ್ಟೋಬರ್ ಮತ್ತು ಏಪ್ರಿಲ್ ತಿಂಗಳ ನಡುವೆ ಸಂಭವಿಸುತ್ತದೆ. ಸಂಗಾತಿಯನ್ನ ಹುಡುಕುವಾಗ ಪ್ರಬಲವಾದ ಗಂಡು ಹಿಪೋಗಳು ವಿಶ್ರಾಂತಿ ಅಥವಾ ಮೇಯಿಸುವ ಹಿಂಡಿನ ಮೂಲಕ ಅಲೆದಾಡುತ್ತದೆ. ಹಿಂಡಿನ ದಾಳಿಯಲ್ಲಿ ಹೆಣ್ಣು ಹಿಪೋಗಳು ಅವನ್ನ ಕಾಪಾಡಿ ಸಾಮಾನ್ಯವಾಗಿ ವಿಧಿಯನ್ನಾಗಿ ವರ್ತಿಸುತ್ತದೆ. ವಿಧಿಯ ಗಂಡು ಹಿಪೋಗಳು ಗುರಿಯು ಶಾಖದಲ್ಲಿ ಹೆಣ್ಣನ್ನ ಹುಡುಕುವುದು. ಹುಡುಕಿದ ನಂತರ ಸಂಗಾತಿ ಜೊತೆ ಇವುಗಳ ಪ್ರಣಯ ಆರಂಭವಾಗುತ್ತದೆ. ಗಂಡು ಹೆಣ್ಣು ಹೆಣ್ಣಿನಿಂದ ಹೊರಗೆ ತಳ್ಳುವ ಮೂಲಕ ಅಪಹಾಸ್ಯ ಮಾಡುತ್ತದೆ. ಹೆಣ್ಣು ಹಿಪೋಗಳು ಆಳವಾದ ನೀರಿನಲ್ಲಿ ಹಿಂಬಾಲಿಸುತ್ತದೆ. ನಂತರ ನೀರಿನಲ್ಲಿ ಗಂಡು ಹೆಣ್ಣು ಕೂಡಿ ಮಿಲನ ಕ್ರಿಯೆ ತೊಡಗುತ್ತವೆ. ಇವುಗಳ ಗರ್ಭಧಾರಣೆಯು 230 ದಿನಗಳವರೆಗೆ ಇರುತ್ತದೆ. ಒಂದು ಮಗು ಮಾತ್ರ ಜನಿಸುತ್ತದೆ. ಸಿಂಹಗಳು, ಚಿರತೆಗಳು, ಮೊಸಳೆಗಳು ಮತ್ತು ಗಂಡು ಹಿಪೋಮೋಟಮ್ಸ್ಗಳ ವಿರುದ್ಧ ತಾಯಿ ಮಗುವನ್ನು ರಕ್ಷಿಸುತ್ತಾಳೆ.

ಶಿಶುಗಳು ಒಂದು ವರ್ಷ ಪೂರ್ತಿ ಹಾಲನ್ನ ಕುಡಿಯುತ್ತವೆ. ಆದರೆ ಇವು ಹುಟ್ಟಿದ ಕೆಲವು ವಾರಗಳ ನಂತರ ಹುಲ್ಲನ್ನ ತಿನ್ನಲು ಶುರು ಮಾಡುತ್ತವೆ. ಇವು ಕಾಡಿನಲ್ಲಿ 45 ವರ್ಷಗಳವರೆಗೆ ವಾಸಿಸುತ್ತವೆ. ಇವು ನೀರಿನಲ್ಲಿ ಮಲವಿಸರ್ಜನೆ ಮಾಡುವುದರಿಂದ ಅವುಗಳ ಸಗಣಿ ಆಹಾರ ಸರಪಳಿಗಳಿಗೆ ಅಗತ್ಯವಾದ ಮೂಲಭೂತ ಅಂಶಗಳನ್ನು ಒದಗಿಸುತ್ತದೆ. ಸಣ್ಣ ಸೂಕ್ಷ್ಮಾಣು ಜೀವಿಗಳು ಇದನ್ನು ತಿನ್ನುತ್ತವೆ ಮತ್ತು ನಂತರ ದೊಡ್ಡ ಪ್ರಾಣಿಗಳು ಆ ಜೀವಿಗಳನ್ನು ತಿನ್ನುತ್ತವೆ. ಕಾಡುಗಳಲ್ಲಿ ಹಿಪೋಪೋಟಮಸ್ಗಳು ಸಸ್ಯವರ್ಗದ ಮೂಲಕ ಹಾದಿಗಳನ್ನು ಮಾಡುತ್ತವೆ. ಈ ಹಾದಿಗಳನ್ನು ಇತರೆ ಪ್ರಾಣಿಗಳು ಕಾಡಿನಲ್ಲಿ ನಡೆದಾಡಲು ಬಳಸಬಹುದು. ಇವುಗಳ ಅಚ್ಚುಮೆಚ್ಚಿನ ಆಹಾರವು ಹುಲ್ಲು ಆಗಿರುವುದರಿಂದ ಇವು ಹುಲ್ಲುಗಳನ್ನು ಸಣ್ಣ ಗಾತ್ರ ಆಗುವವರೆಗೂ ತಿನ್ನುತ್ತವೆ. ಹಿಪೋಪೋಟ

0: ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಜಗತ್ತಿನ ಮೂರನೇ ಅತಿ ದೊಡ್ಡ ಭೂಸಸ್ತನಿ ಹಿಪೋಪೋಟಮಸ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಜಗತ್ತಿನ ಮೂರನೇ ಅತಿದೊಡ್ಡ ಭೂಸಸ್ತನಿ ಹಿಪೋಪೊಟಾಮಸ್ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಅಮ್ಮನಾಗುವ ದಾರಿ, ಪ್ರೀತಿಯೇ ಜವಾಬ್ದಾರಿ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಆಕೆಯ ಮನಸ್ಸು ಮತ್ತು ಅವಳು ಮತ್ತೊಮ್ಮೆ ಹುಟ್ಟುವ ಕ್ಷಣವನ್ನು ಆ ಎರಡು ಗೆರೆಗಳು ಸಂಕೇತಿಸುತ್ತವೆ. ಅವಳ ದೇಹದಲ್ಲಿ ಮಗು ಬೆಳೆಯುವ ಮುಂಚೆಯೇ ಆಕೆಯ ಹೃದಯದಲ್ಲಿ ಅಮ್ಮನ ವಾತ್ಸಲ್ಯ ಹುಟ್ಟಿಬಿಡುತ್ತದೆ. ಬದುಕಿನ ಹೊಸ ಅಧ್ಯಾಯ ಶುರುವಾಗುವುದು ಇಲ್ಲಿಂದಲೇ. ಆಗಾಗ ವಾಂತಿ, ಊಟದ ವಾಸನೆ, ದೇಹದಲ್ಲಿ ಕಾರಣವೇ ಇಲ್ಲದ ಆಯಾಸ, ರಾತ್ರಿ ನಿದ್ರೆ ಬರದ ಕ್ಷಣಗಳು, ಏಕಾಏಕಿ ಕಣ್ಣೀರು ತುಂಬುವ ಭಾವನೆ, ಇವೆಲ್ಲವೂ ಆಕೆಯ ಹೊಸ ಪ್ರಪಂಚದ ಭಾಗ. ಒಂದರ್ಥದಲ್ಲಿ ಹೇಳುವುದಾದರೆ ಈ ಸಮಯದಲ್ಲೇ ನಾನು ನನ್ನ ಅಮ್ಮನನ್ನು ಹೊಸದಾಗಿ ಅರ್ಥ ಮಾಡಿಕೊಂಡೆ. ನಾವು ಮಕ್ಕಳಾಗಿದ್ದಾಗ ತಾಯಿಯ ತ್ಯಾಗ ಕಾಣುವುದಿಲ್ಲ, ಆದರೆ ತಾಯಿಯಾಗುವ ದಾರಿಯಲ್ಲಿ ನಡೆಯಲಾರಂಭಿಸಿದಾಗ ಅಮ್ಮನ ಪ್ರತಿಯೊಂದು ನೋವು ತನ್ನದ ದೇಹದ ಅನುಭವವಾದಂತೆ ಅನಿಸುತ್ತದೆ. ಆ 9 ತಿಂಗಳು ನನ್ನನ್ನು ಒತ್ತುಕೊಂಡದಲ್ಲದೆ ಪ್ರತಿಯೊಂದು ಭಯ, ನೋವು, ನಿದ್ದೆಯಿಲ್ಲದ ರಾತ್ರಿಗಳನ್ನು ಆಕೆ ಹೇಗೆ ಕಳೆದಳೋ ಎಂಬುದನ್ನು ಖುದ್ದಾಗಿ ನಾನೇ ಅನುಭವಿಸುತ್ತಿದ್ದೇನೆ. ಅಮ್ಮ ಅಜ್ಜಿಯರ ಕಾಲದಲ್ಲಿ ವೈದ್ಯಕೀಯ ಸೌಲಭ್ಯಗಳು ಕಡಿಮೆ, ಸ್ಕ್ಯಾನಿಂಗ್ ಇರಲಿಲ್ಲ, ಮೊಬೈಲ್ ಇರಲಿಲ್ಲ,

ಪ್ರತಿಯೊಂದು ಅನುಮಾನಕ್ಕೂ ಉತ್ತರ ನೀಡಲು ಇಂಟರ್ನೆಟ್ ಇರಲಿಲ್ಲ. ಆದರೆ ಪ್ರಕೃತಿ ಮಾತ್ರ ಇತ್ತು. ಮನೆಯ ಅಂಗಳ ಇತ್ತು. ಒಟ್ಟಿಗೆ ಕುಳಿತು ಮಾತನಾಡುವ ಜನರಿದ್ದರು. ಹಿರಿಯರ ಅನುಭವ ಇತ್ತು. ಸಂಬಂಧಗಳ ಬೆಚ್ಚನೆ ಇತ್ತು. ಇಂದು ನಮ್ಮ ಬಳಿ ಅತ್ಯಾಧುನಿಕ ಆಸ್ಪತ್ರೆಗಳಿವೆ. ಸಾವಿರ ಯೂಟ್ಯೂಬ್ ವಿಡಿಯೋಗಳಿವೆ. ಪ್ರತಿಯೊಂದು ಪ್ರಶ್ನೆಗೆ ಗೂಗಲ್ AI ಉತ್ತರ ಕೊಡುತ್ತದೆ. ಆದರೆ ಏಕಾಂಗಿತನ ಎಂಬ ದೊಡ್ಡ ಸಮಸ್ಯೆ ಮಾತ್ರ ನುಂಗಲಾರದ ತುತ್ತಾಗಿದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಸಾವಿರಾರು ಜನ ಫಾಲೋವರ್ಸ್ ಇದ್ದರು. ಮನಸ್ಸಿನ ಮಾತನ್ನು ಮುಕ್ತವಾಗಿ ಹಂಚಿಕೊಳ್ಳಲು ಒಬ್ಬ ವ್ಯಕ್ತಿ ಸಿಗದೆ ಹೋಗುವ ಕಾಲ ಇದು. ಸಂಬಂಧದೊಂದಿಗೆ ಆಹಾರವು ಬದಲಾಗಿದೆ. ನಮ್ಮ ಅಜ್ಜಿಯರು ಮನೆಯ ಅಂಗಳದಲ್ಲೇ ತರಕಾರಿ ಬೆಳೆದು ಆ ಮಣ್ಣಿನ ಸುವಾಸನೆ ಪ್ರಕೃತಿಯ ಮಡಿಲಲ್ಲಿ ಕೂತು ಸಂತೃಪ್ತಿಯಿಂದ ಊಟ ಮಾಡುತ್ತಿದ್ದರು. ನಾವಿಂದು ಪ್ಯಾಕೆಟ್ ಆಹಾರ, ರಾಸಾಯನಿಕ ಬೆಳೆ, ಒತ್ತಡದ ಜೀವನ, ನಿದ್ದೆಯ ಕೊರತೆ, ಮಾಲಿನ್ಯದ ಗಾಳಿಯ ನಡುವೆ ಬದುಕುತ್ತಿದ್ದೇವೆ. ಹಿಂದಿನ ತಲೆಮಾರಿನವರು ದೈಹಿಕವಾಗಿ ಹೆಚ್ಚು ದುಡಿದರು. ಮನಸ್ಸಿಗೆ ಆಸರೆ ಕೊಡುವ ಸಂಬಂಧಗಳು ಇದ್ದವು. ಇಂದು ನಾವು ದೈಹಿಕ ಕೆಲಸ ಕಡಿಮೆ ಮಾಡಿದರೂ ಮಾನಸಿಕ ಒತ್ತಡ ಹೆಚ್ಚು ಹೊರುತ್ತಿದ್ದೇವೆ. ಗರ್ಭಿಣಿಗೆ ವಿಟಮಿನ್ ಮಾತ್ರೆಗಳು ಬೇಕು. ಅದರ ಜೊತೆಗೆ ವಿಟಮಿನ್ ಪ್ರೀತಿ ಕೂಡ ಬೇಕು. ವೈದ್ಯರ ಸಲಹೆ ಬೇಕು. ಆದರೆ ಮನೆಯವರ ಸಮಾಧಾನದ ಮಾತು ಕೂಡ ಬೇಕು. ಪೌಷ್ಟಿಕ ಆಹಾರ ಬೇಕು. ಆದರೆ ಯಾರಾದರೂ ನೀನು ಚೆನ್ನಾಗಿದ್ದೀಯಾ ಎಂದು ಕೇಳುವ ಕಾಳಜಿಯೂ ಬೇಕು. ಇದು ಇಡೀ ಕುಟುಂಬದ ಹೊಣೆಗಾರಿಕೆ. ಜೊತೆಗೆ ಸ್ನೇಹಿತರದು, ಕಚೇರಿಯ ಸಹೋದ್ಯೋಗಿಗಳದ್ದು. ಏಕೆಂದರೆ ಗರ್ಭಿಣಿ ತನ್ನೊಳಗೆ ಇನ್ನೊಂದು ಜೀವವನ್ನು ಹೊತ್ತುಕೊಂಡೇ ಕಚೇರಿಗೆ ಬರುತ್ತಾಳೆ. ಒಮ್ಮೆ ಕುರ್ಚಿ ಕೊಡುವುದು, ಮತ್ತೊಮ್ಮೆ ಭಾರವಾದ ಕೆಲಸ ಕೊಡದಿರುವುದು, ಸ್ವಲ್ಪ ವಿಶ್ರಾಂತಿ ಮಾಡಿ ಎಂದು ಹೇಳುವುದು, ಇವೆಲ್ಲವೂ ಚಿಕ್ಕ ಸಹಾಯಗಳಂತೆ ಕಾಣಬಹುದು. ಆದರೆ ಅವಳ ಮನಸ್ಸಿನಲ್ಲಿ ಜೀವನ ಪೂರ್ತಿ ಉಳಿಯುವ ನೆನಪುಗಳಾಗುತ್ತವೆ. ಪ್ರತಿಯೊಬ್ಬ ಗರ್ಭಿಣಿಯು ತನ್ನೊಳಗೆ ಮಗುವಿನ ಜೊತೆಗೆ ಸಾವಿರ ಕನಸುಗಳನ್ನು ಹೊತ್ತಿರುತ್ತಾಳೆ. ಸಾವಿರ ಭಯಗಳನ್ನು ಮರೆ ಮಾಚಿರುತ್ತಾಳೆ. ಒಂದು ಮೃದುವಾದ ನಗುವಿನ ಹಿಂದೆ ಅನೇಕ ಪ್ರಶ್ನೆಗಳನ್ನು ಮೌನವಾಗಿ ಇಟ್ಟುಕೊಂಡಿರುತ್ತಾಳೆ. ಅವಳಿಗೆ ಬೇಕಾಗಿರುವುದು ದೊಡ್ಡ ಸಹಾಯವಲ್ಲ. ಒಂದು ಫೋನ್ ಕರೆ, ಒಂದು ನಗು, ಒಂದು ಅಪ್ಪುಗೆ, ಜಾಗೃತಿ ಎನ್ನುವ ಒಂದು ಮಾತು. ಈ ನಾಲ್ಕು ಪದಗಳೇ ಸಾವಿರ ಔಷಧಿಗಳಿಗಿಂತ ಹೆಚ್ಚು ಪರಿಣಾಮಕಾರಿ. ಯಾಕೆಂದರೆ ತಾಯಿಯಾಗುವುದು ಪ್ರಕೃತಿಯ ಒಂದು ವರ. ಆ ತಾಯಿಯನ್ನು ಪ್ರೀತಿಯಿಂದ ಕಾಪಾಡುವುದು ಸಮಾಜದ ಜವಾಬ್ದಾರಿ. ಪ್ರಿಯ ಕೇಳುಗರೆ, ಕೇಳದಲ್ಲಿಷ್ಟೊತ್ತು ಅಮ್ಮನಾಗುವ ದಾರಿ ಪ್ರೀತಿಯ ಜವಾಬ್ದಾರಿ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ. ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಗದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಅಮ್ಮನಾಗುವ ದಾರಿ ಪ್ರೀತಿಯೇ ಜವಾಬ್ದಾರಿ ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೆ ನಿನಗೆ ಕೆಮ್ ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲ ತಿಂತಾನೆ ಇರ್ತಾನೆ. ಯಾಕೋ
0: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವ್ ನಿಕಣ್ರು, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿ ಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಜೈಪುರದಲ್ಲಿ ಬ್ರಿಕ್ಸ್ ಪ್ರವಾಸೋದ್ಯಮ ಹಾಗೂ ಪುಣೆಯಲ್ಲಿ ಬ್ರಿಕ್ಸ್ ಸಂವಹನ ಸಚಿವರ ಸಭೆ ಪ್ರಾರಂಭ. ಪಶ್ಚಿಮ ಬಂಗಾಳ ಪ್ರವಾಸದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಮೈಸೂರಿನಲ್ಲಿ ಕೇಂದ್ರ ವಿಮಾನಯಾನ ಸಚಿವಾಲಯದ ಸಂಸದೀಯ ಸಲಹಾ ಸಮಿತಿ ಸಭೆ ಆರಂಭ. ಇರಾನ್ನ ಜಲಮಾರ್ಗಗಳ ಮೇಲೆ ಶೀಘ್ರದಲ್ಲೇ ಅಮೆರಿಕ ನಿಯಂತ್ರಣ, ಡೊನಾಲ್ಡ್ ಟ್ರಂಪ್. ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪುರುಷರ ಮತ್ತು ಮಹಿಳೆಯರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತ ಹೋರಾಟ. ವಾರ್ತೆಗಳ ವಿವರ: ಬ್ರಿಕ್ಸ್ ಪ್ರವಾಸೋದ್ಯಮ ಸಚಿವರ ಸಭೆಯು ಭಾರತದ ಅಧ್ಯಕ್ಷತೆಯಲ್ಲಿ ಇಂದು ಜೈಪುರದಲ್ಲಿ ಆರಂಭವಾಗಿದೆ. ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಸಹಕಾರವನ್ನು ಬಲಪಡಿಸುವತ್ತ ಕೇಂದ್ರೀಕರಣಗೊಂಡಿರುವ ಎರಡು ದಿನಗಳ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಪ್ರವಾಸೋದ್ಯಮ ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಚರ್ಚೆಯ ಪ್ರಮುಖ ಕ್ಷೇತ್ರಗಳು ಸುಸ್ಥಿರ ಮತ್ತು ಜವಾಬ್ದಾರಿಯುತ ಪ್ರವಾಸೋದ್ಯಮ ಎಂಬುದಾಗಿದೆ. ಕೌಶಲ್ಯಾಭಿವೃದ್ಧಿ, ತಡೆರಹಿತ ಪ್ರಯಾಣ ಮತ್ತು ಪ್ರವಾಸೋದ್ಯಮದಲ್ಲಿ ತಂತ್ರಜ್ಞಾನ ಹಾಗೂ ಕೃತಕ ಬುದ್ಧಿಮತ್ತೆಯ ಬಳಕೆ ಮತ್ತಿತರೆ ವಿಷಯಗಳು ಸೇರಿವೆ. 12ನೇ ಬ್ರಿಕ್ಸ್ ಸಂವಹನ ಸಚಿವರ ಸಭೆಯನ್ನು ಭಾರತ ಆಯೋಜಿಸಿದ್ದು, ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರ ಅಧ್ಯಕ್ಷತೆಯಲ್ಲಿಂದು ಪುಣೆಯಲ್ಲಿ ಸಭೆ ಆರಂಭವಾಗಿದೆ. ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಸಭೆಯನ್ನು ಉದ್ಘಾಟಿಸಿದರು. ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ, ಡಿಜಿಟಲ್ ರೂಪಾಂತರ, ನಾವೀನ್ಯತೆ ಮತ್ತು ಡಿಜಿಟಲ್ ಮೂಲಸೌಕರ್ಯದಲ್ಲಿ ಸಹಕಾರವನ್ನು ಬಲಪಡಿಸುವ ಕುರಿತು ಚರ್ಚೆ ನಡೆಯಲಿದೆ. ನಾವೀನ್ಯತೆ, ಸಹಕಾರ ಮತ್ತು ರೂಪಾಂತರ ಎಂಬುದು ಸಭೆಯ ಪ್ರಮುಖ ಕಾರ್ಯಸೂಚಿಯಾಗಿದೆ. ಈ ಕಾರ್ಯಕ್ರಮವು ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು ಉದಯೋನ್ಮುಖ ತಂತ್ರಜ್ಞಾನ, ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಭವಿಷ್ಯದ ಸಂಪರ್ಕ ವ್ಯವಸ್ಥೆ, ಸೈಬರ್ ಭದ್ರತೆ, ಸಾಮರ್ಥ್ಯ ವೃದ್ಧಿ ಮತ್ತು ಅಂತರ್ಗತ ಡಿಜಿಟಲ್ ಸಂಪರ್ಕದ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು ವೇದಿಕೆಯನ್ನು ಒದಗಿಸುತ್ತದೆ. ಪಶ್ಚಿಮ ಬಂಗಾಳಕ್ಕೆ ಮೂರು ದಿನಗಳ ಭೇಟಿಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನಿನ್ನೆ ಸಂಜೆ ಬಾಗ್ಡೋಗ್ರಾಕ್ಕೆ ಆಗಮಿಸಿದರು. ಅವರನ್ನು ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ, ಡಾರ್ಜಿಲಿಂಗ್ ಸಂಸದ ರಾಜು ಬಿಸ್ತಾ ಮತ್ತು ಪ್ರವಾಸೋದ್ಯಮ ಸಚಿವ ಶಂಕರ್ ಘೋಷ್ ಇತರರು ಬಾಗ್ಡೋಗ್ರಾ ವಿಮಾನ ನಿಲ್ದಾಣದಲ್ಲಿ ಬರಮಾಡಿಕೊಂಡರು. ಕೇಂದ್ರ ಗೃಹ ಸಚಿವರು ಇಂದು ಸಿಲಿಗುರಿಯಲ್ಲಿ ಸರಣಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಅವರು ಸಶಸ್ತ್ರ ಸೀಮಾ ಬಲ್ ಅಥವಾ ಎಸ್ಎಸ್ಬಿಯ ಪ್ರಧಾನ ಕಚೇರಿಯಲ್ಲಿ ಹಲವಾರು ಯೋಜನೆಗಳಿಗೆ ಅಡಿಪಾಯ ಹಾಕಲಿದ್ದಾರೆ. ಸಿಲಿಗುರಿ ಕಾರಿಡಾರ್ ಕುರಿತ ಎರಡು ಸಭೆಗಳಲ್ಲಿ ಭಾಗವಹಿಸಲಿದ್ದಾರೆ. ಮಧ್ಯಾಹ್ನ ಕೇಂದ್ರ ಗೃಹ ಸಚಿವರು ಕವಾಖಾಲಿ ಮೈದಾನದಲ್ಲಿ ಭಾರತೀಯ ನ್ಯಾಯ ಸಂಹಿತಾ ಅಥವಾ ಬಿಎನ್ಎಸ್ ಕುರಿತು ಪ್ರದರ್ಶನವನ್ನು ಉದ್ಘಾಟಿಸಲಿದ್ದಾರೆ. ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಆಯೋಜಿಸಿರುವ ಸಂಸದೀಯ ಸಲಹಾ ಸಮಿತಿಯ ಸಭೆ ಕೇಂದ್ರ ವಿಮಾನಯಾನ ಸಚಿವ ಕೆಂಜರಪು ರಾಮಮೋಹನ್ ನಾಯ್ಡು ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿದ್ದು, ಸಭೆಯಲ್ಲಿ ಸಂಸತ್ ಸದಸ್ಯರಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದಾರೆ. ಸಿಂಗಾಪುರ ಮತ್ತು ಏಷ್ಯಾದಾದ್ಯಂತ ಆರ್ಥಿಕ ಪಾಲುದಾರಿಕೆಯನ್ನು ಗಾಢವಾಗಿಸುವ ನಿಟ್ಟಿನಲ್ಲಿ ಭಾರತ ಬದ್ಧತೆ ಹೊಂದಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಒತ್ತಿ ಹೇಳಿದ್ದಾರೆ. ಸಿಂಗಾಪುರದಲ್ಲಿ ಭಾರತೀಯ ಉದ್ದಿಮೆದಾರರನ್ನುದ್ದೇಶಿಸಿ ಮಾತನಾಡಿದ ಸಚಿವರು, ಏಷ್ಯಾದಾದ್ಯಂತ ಭಾರತ ಉತ್ತಮ ಪಾಲುದಾರಿಕೆ ಹೊಂದಲು ಆಸಕ್ತಿ

0: ಸಂಕೇತವಾಗಿದೆ ಎಂದರು. ಗೋಯಲ್ ಅವರು ಸಿಂಗಾಪುರದ ವಿದೇಶಾಂಗ ವ್ಯವಹಾರಗಳು, ವ್ಯಾಪಾರ ಮತ್ತು ಕೈಗಾರಿಕೆಗಳ ರಾಜ್ಯ ಸಚಿವ ಗಾನ್ ಸಿಯೋ ಹುವಾಂಗ್ ಹಾಗೂ ಇತರ ಗಣ್ಯರನ್ನು ಈ ಸಂದರ್ಭದಲ್ಲಿ ಭೇಟಿ ಮಾಡಿದರು. ಇರಾನ್ನೊಂದಿಗೆ ಸಂಪರ್ಕ ಹೊಂದಿರುವ ಕಾರ್ಯತಂತ್ರದ ಜಲಮಾರ್ಗಗಳನ್ನು ಅಮೆರಿಕ ಮೂಲಭೂತವಾಗಿ ನಿಯಂತ್ರಿಸುತ್ತಿದೆ ಮತ್ತು ಶೀಘ್ರದಲ್ಲೇ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಆದರೆ ಟೆಹ್ರಾನ್ಗೆ ಪರಮಾಣು ಶಸ್ತ್ರಾಸ್ತ್ರವನ್ನು ಪಡೆಯಲು ಎಂದಿಗೂ ಅವಕಾಶ ನೀಡುವುದಿಲ್ಲ ಎಂದು ಪುನರುಚ್ಚರಿಸಿದ್ದಾರೆ. ಖಾಸಗಿ ರೇಡಿಯೋ ವಾಹಿನಿಗೆ ನೀಡಿದ ಸಂದರ್ಶನದಲ್ಲಿ ಟ್ರಂಪ್ ಇರಾನ್ ವಿರುದ್ಧದ ಅಮೆರಿಕದ ಮಿಲಿಟರಿ ಕ್ರಮವನ್ನು ಸಮರ್ಥಿಸಿಕೊಂಡರು ಮತ್ತು ಸಂಘರ್ಷದ ಪರಿಣಾಮವಾಗಿ ಅಮೆರಿಕನ್ನರು ಹೆಚ್ಚಿನ ಪೆಟ್ರೋಲ್ ಹಾಗೂ ಇಂಧನ ವೆಚ್ಚಗಳನ್ನು ಎದುರಿಸಬಹುದು ಎಂಬುದನ್ನು ಒಪ್ಪಿಕೊಂಡಿದ್ದಾರೆ. ಇರಾನ್ ಪರಮಾಣು ಶಸ್ತ್ರಾಸ್ತ್ರವನ್ನು ಅಭಿವೃದ್ಧಿಪಡಿಸಲು ಎಂದಿಗೂ ಅವಕಾಶ ನೀಡುವುದಿಲ್ಲ. ಇರಾನ್ನ ಮಿಲಿಟರಿ ಶಕ್ತಿ ನಾಶವಾಗಿದೆ ಮತ್ತು ಕ್ಷಿಪಣಿಗಳು ಹಾಗೂ ಡ್ರೋನ್ಗಳನ್ನು ಉತ್ಪಾದಿಸುವ ಹೆಚ್ಚಿನ ಸಾಮರ್ಥ್ಯವನ್ನು ಕಳೆದುಕೊಂಡಿದೆ ಎಂದು ಅವರು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆಯ ಪ್ರಯೋಜನಗಳು ಸಣ್ಣ ಮತ್ತು ಅತಿಸಣ್ಣ ರೈತರು ಸೇರಿದಂತೆ ಎಲ್ಲ ರೈತರಿಗೆ ತಲುಪುವಂತೆ ಸರ್ಕಾರ ಹಲವಾರು ಉಪಕ್ರಮಗಳನ್ನು ಕೈಗೊಂಡಿದೆ. ಪ್ರಧಾನಮಂತ್ರಿ ಅನ್ನದಾತ ಸಂರಕ್ಷಣ್ ಅಭಿಯಾನ, ಪಿಎಂ ಆಶಾ, ಗ್ರಾಹಕರಿಗೆ ಬೆಲೆ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದರೊಂದಿಗೆ ರೈತರಿಗೆ ಲಾಭದಾಯಕ ಬೆಲೆಗಳನ್ನು ಖಚಿತಪಡಿಸಿಕೊಳ್ಳಲು ಈ ಯೋಜನೆಯನ್ನು 2018 ಸೆಪ್ಟೆಂಬರ್ನಲ್ಲಿ ಪ್ರಾರಂಭಿಸಲಾಯಿತು. ಈ ಯೋಜನೆಯಡಿಯಲ್ಲಿ ಬಜೆಟ್ ಹಂಚಿಕೆಯು ವರ್ಷಗಳಲ್ಲಿ ಸ್ಥಿರವಾಗಿ ಹೆಚ್ಚಾಗಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. 2024-25 ಯೋಜನೆಯಡಿಯಲ್ಲಿ ವಾಸ್ತವಿಕ ವೆಚ್ಚವು ಸುಮಾರು 5,400 ಕೋಟಿ ರೂಪಾಯಿಗಳಾಗಿದ್ದು ಇದನ್ನು 2026-27 7,000 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ. ಇದು ರೈತರಿಗೆ ಆದಾಯ ಬೆಂಬಲವನ್ನು ಖಚಿತಪಡಿಸಿಕೊಳ್ಳುವ ಮತ್ತು ಬೆಲೆ ಭರವಸೆ ಕಾರ್ಯವಿಧಾನಗಳನ್ನು ಬಲಪಡಿಸುವ ಸರ್ಕಾರದ ಗಮನವನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವಾಲಯ ಹೇಳಿದೆ. ದೆಹಲಿ ಸೈಬರ್ ಘಟಕದ ಪೊಲೀಸರು ಅಂತಾರಾಜ್ಯ ಡಿಜಿಟಲ್ ಸೈಬರ್ ವಂಚನಾ ಜಾಲವನ್ನು ಭೇದಿಸಿದ್ದು ಪಂಜಾಬ್ ಮತ್ತು ರಾಜಸ್ಥಾನದ 4 ಆರೋಪಿಗಳನ್ನು ಬಂಧಿಸಿದ್ದಾರೆ. ನಿವೃತ್ತ ಭಾರತೀಯ ಸೇನಾ ಕರ್ನಲ್ ಒಬ್ಬರಿಗೆ 15 ಲಕ್ಷ ರೂಪಾಯಿಗಳಿಗೂ ಹೆಚ್ಚು ವಂಚನೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವರನ್ನು ಬಂಧಿಸಲಾಗಿದೆ. ಕೋಟ್ಯಾಂತರ ಮೌಲ್ಯದ ವಹಿವಾಟುಗಳನ್ನು ಒಳಗೊಂಡ ಬಹುರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 17 ಸಂಬಂಧಿಸಿದಂತೆ ಆರೋಪಿಗಳ ವಿಚಾರಣೆ ನಡೆಯುತ್ತಿದೆ. ಅಪರಾಧದಲ್ಲಿ ಬಳಸಲಾಗಿದೆ ಎನ್ನಲಾದ 4 ಸ್ಮಾರ್ಟ್ಫೋನ್ಗಳು ಮತ್ತು 6 ಸಿಮ್ ಕಾರ್ಡ್ಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಮಹರ್ಷಿ ವಾಲ್ಮೀಕಿ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾದ ಸಚಿವ ಬಿ ನಾಗೇಂದ್ರ ಅವರನ್ನು ಸಂಪುಟದಿಂದ ವಜಾಗೊಳಿಸುವಂತೆ ಒತ್ತಾಯಿಸಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಶಾಸಕರ ಭವನದ ವಾಲ್ಮೀಕಿ ಪ್ರತಿಮೆ ಮುಂಭಾಗ ಪ್ರತಿಭಟನೆ ನಡೆಸಿದರು. ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನೆ ನಡೆಸಿದ ನಾಯಕರು ನಂತರ ವಿಧಾನಸೌಧ ಪ್ರವೇಶಿಸಲು ಯತ್ನಿಸಿದಾಗ ಪೊಲೀಸರು ಪ್ರವೇಶ ದ್ವಾರದಲ್ಲಿ ತಡೆದರು. ಕಪ್ಪು ಬಟ್ಟೆ ಧರಿಸಿ ಸದನಕ್ಕೆ ಆಗಮಿಸಬಾರದು ಎಂದು ಮನವಿ ಮಾಡಿದರು. ಬಳಿಕ ವಿಧಾನಸೌಧ ಹಾಗೂ ವಿಧಾನಸಭೆಯನ್ನು ಪ್ರವೇಶಿಸಿ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತನಾಡಿ, ಬಿ ನಾಗೇಂದ್ರ ರಾಜೀನಾಮೆ ನೀಡುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಎಂದರು. ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ವಾಲ್ಮೀಕಿ ನಿಗಮದ ಹಗರಣದಿಂದ ದಲಿತ ಸಮುದಾಯಕ್ಕೆ ಭಾರಿ ಅನ್ಯಾಯವಾಗಿದೆ. ಮನಸೋ ಇಚ್ಛೆ ಸರ್ಕಾರದ ಹಣವನ್ನು ಖಾತೆಗಳಿಗೆ ವರ್ಗಾವಣೆ ಮಾಡಲಾಗಿದೆ ಎಂದು ಆರೋಪಿಸಿದರು. ನವದೆಹಲಿಯಲ್ಲಿ ನಡೆಯುತ್ತಿರುವ BWEF ವಿಶ್ವ ಚಾಂಪಿಯನ್ಶಿಪ್ ಬ್ಯಾಡ್ಮಿಂಟನ್ 2026 ಪುರುಷರ ಮತ್ತು ಮಹಿಳೆಯರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತೀಯ ಆಟಗಾರರು ಇಂದು ಕಣಕ್ಕಿಳಿಯಲಿದ್ದಾರೆ. ಪುರುಷರ ಡಬಲ್ಸ್ನಲ್ಲಿ ಸಾತ್ವಿಕ್ ಸಾಯಿರಾಜ್ ರಾಮ್ಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಚೀನಾದ 3 ಶ್ರೇಯಾಂಕದ ಲಿಯಾಂಗ್ ವೇ ಕೆಂಗ್ ಮತ್ತು ವಾಂಗ್ ಚಾಂಗ್ ಅವರನ್ನು ಎದುರಿಸಲಿದೆ. ಪಂದ್ಯ ಮಧ್ಯಾಹ್ನ 1:50 ಪ್ರಾರಂಭವಾಗಲಿದೆ. ಆಮ್ಸ್ಟೆಲ್ವೀನ್ನಲ್ಲಿ ನಡೆಯುತ್ತಿರುವ FIH ವಿಶ್ವಕಪ್ ಹಾಕಿ ಟೂರ್ನಿಯ ಪೂಲ್ ಬಿ ಗುಂಪಿನ ಮೊದಲ ಪಂದ್ಯದಲ್ಲಿ ಭಾರತೀಯ ಮಹಿಳಾ ತಂಡವು ಇಂದು ನೆದರ್ಲ್ಯಾಂಡ್ಸ್ ವಿರುದ್ಧ ಸೆಣಸಲಿದೆ. ಈ ಪಂದ್ಯವು ಭಾರತೀಯ ಕಾಲಮಾನ ರಾತ್ರಿ 9:30 ಆರಂಭವಾಗಲಿದೆ. ಇದಕ್ಕೂ ಮೊದಲು ನಿನ್ನೆ ನಡೆದ ಪೂಲ್ ಡಿ ಗುಂಪಿನ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಗೋಲುರಹಿತ ಡ್ರಾ ಸಾಧಿಸಿದ ನಂತರ ಭಾರತ 2 ಸುತ್ತಿಗೆ ಮುನ್ನಡೆದಿದೆ.

0: ಎರಡೂ ತಂಡಗಳು ಅವಕಾಶಗಳನ್ನು ಸೃಷ್ಟಿಸಿಕೊಂಡವು, ಆದರೆ ಗೋಲು ಗಳಿಸುವಲ್ಲಿ ವಿಫಲವಾದವು. ಇಂದು ಕೇರಳದ ಕರಾವಳಿ ಪ್ರದೇಶಗಳಲ್ಲಿ ಸಮುದ್ರದ ಅಲೆಗಳು ಹೆಚ್ಚಾಗಿದ್ದು ಅವು ತೀವ್ರ ಸ್ವರೂಪ ಪಡೆಯುವ ಸಾಧ್ಯತೆ ಇದೆ. ತಿರುವನಂತಪುರಂ, ಕೊಲ್ಲಂ, ಆಲಪ್ಪುಳ, ಎರ್ನಾಕುಲಂ, ಮಲಪ್ಪುರಂ, ಕೋಯಿಕ್ಕೋಡ್, ಕಣ್ಣೂರು ಮತ್ತು ಕಾಸರಗೋಡು ಕರಾವಳಿಯಲ್ಲಿ 1-1.5 meters ಎತ್ತರದ ಅಲೆಗಳು ಇಂದು ಏಳಬಹುದು ಎಂದು ರಾಷ್ಟ್ರೀಯ ಸಾಗರ ಮಾಹಿತಿ ಸೇವೆಗಳ ಕೇಂದ್ರ ಎಚ್ಚರಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜೈಪುರದಲ್ಲಿ ಬ್ರಿಕ್ಸ್ ಪ್ರವಾಸೋದ್ಯಮ ಹಾಗೂ ಪುಣೆಯಲ್ಲಿ ಬ್ರಿಕ್ಸ್ ಸಂವಹನ ಸಚಿವರ ಸಭೆ ಪ್ರಾರಂಭ. ಪಶ್ಚಿಮ ಬಂಗಾಳ ಪ್ರವಾಸದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಮೈಸೂರಿನಲ್ಲಿ ಕೇಂದ್ರ ವಿಮಾನಯಾನ ಸಚಿವಾಲಯದ ಸಂಸದೀಯ ಸಲಹಾ ಸಮಿತಿ ಸಭೆ ಆರಂಭ. ಇರಾನ್ನ ಜಲಮಾರ್ಗಗಳ ಮೇಲೆ ಶೀಘ್ರದಲ್ಲೇ ಅಮೆರಿಕ ನಿಯಂತ್ರಣ, ಡೊನಾಲ್ಡ್ ಟ್ರಂಪ್. ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪುರುಷರ ಮತ್ತು ಮಹಿಳೆಯರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತ ಹೋರಾಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 2:30.
1: ಆಕಾಶವಾಣಿ ಮೈಸೂರು. ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
2: ಇನ್ನು ಮುಂದೆ ಕೇಳಿಬರೋಣ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ರವರು ಹಾಡಿರುವ ಹಾಡುಗಳನ್ನು.

0: ಇದುವರೆಗೂ ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮರವರು ಹಾಡಿರುವ ಹಾಡುಗಳನ್ನು ಹಾಡುವಸೆ ಕಾರ್ಯಕ್ರಮದಲ್ಲಿ ಕೇಳಿದಿರಿ.
1: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದು ನಾವು ಮಾತನಾಡಲಿರುವ ವಿಷಯ ಅತ್ಯಂತ ಮಹತ್ವದ್ದಾಗಿದೆ. ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆಗಳು. ಇತ್ತೀಚಿನ ದಿನಗಳಲ್ಲಿ ಡಬಲ್ ಹಣ, ಗ್ಯಾರಂಟಿ ಲಾಭ, ರಿಸ್ಕ್ ಇಲ್ಲದ ಇನ್ವೆಸ್ಟ್ಮೆಂಟ್ ಎಂಬ ಆಮಿಷಗಳು ಸಾಮಾಜಿಕ ಜಾಲತಾಣಗಳಲ್ಲಿ, ವಾಟ್ಸಪ್ ಗುಂಪುಗಳಲ್ಲಿ, ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ತುಂಬಾ ಕಾಣಿಸುತ್ತಿವೆ. ಹಲವರು ತಮ್ಮ ಜೀವನ ಪೂರ್ತಿ ಸಂಗ್ರಹಿಸಿದ ಹಣವನ್ನೇ ಕಳೆದುಕೊಂಡಿರುವ ಘಟನೆಗಳು ಹೆಚ್ಚಾಗುತ್ತಿವೆ. ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಅದು ಹೇಗೆ ನಡೆಯುತ್ತದೆ? ನಾವು ಅದರಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು? ಇವೆಲ್ಲದರ ಬಗ್ಗೆ ಇಂದು ವಿವರವಾಗಿ ತಿಳಿದುಕೊಳ್ಳೋಣ.
2: ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆ ಹೆಸರಿನಲ್ಲಿ ಜನರನ್ನು ಮೋಸಗೊಳಿಸಿ ಅವರಿಂದ ಹಣ ಕಸಿದುಕೊಳ್ಳುವ ವಿಧಾನ. ಸ್ಕ್ಯಾಮರ್ಗಳು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನೀವು 10,000 ಹೂಡಿಸಿದರೆ 30 ದಿನಗಳಲ್ಲಿ 20,000 ಆಗುತ್ತದೆ. ಇದು ಸರ್ಕಾರ ಮಾನ್ಯತೆ ಪಡೆದ ಯೋಜನೆ. ಸ್ಟಾಕ್ ಮಾರ್ಕೆಟ್ ಅಥವಾ ಕ್ರಿಪ್ಟೋದಲ್ಲಿ ಖಚಿತ ಲಾಭ ಸಿಗುತ್ತದೆ. VIP ಗ್ರೂಪ್ಗೆ ಸೇರಿಸಿದರೆ ಸಿಗ್ನಲ್ ಕೊಡುತ್ತೇವೆ ಎಂದು ಹೇಳುತ್ತಾರೆ. ಆರಂಭದಲ್ಲಿ ಅವರು ಸ್ವಲ್ಪ ಲಾಭ ತೋರಿಸಬಹುದು. ಇದರಿಂದ ಜನರಲ್ಲಿ ನಂಬಿಕೆ ಮೂಡುತ್ತದೆ. ನಂತರ ದೊಡ್ಡ ಮೊತ್ತ ಹೂಡಿಸಲು ಹೇಳುತ್ತಾರೆ. ಹಣ ಹಾಕಿದ ನಂತರ ಫೋನ್ ಸ್ವಿಚ್ ಆಫ್, ವೆಬ್ಸೈಟ್ ಕ್ಲೋಸ್, ಗ್ರೂಪ್ ಡಿಲೀಟ್.
3: ಸಾಮಾನ್ಯವಾಗಿ ಕಾಣುವ ಇನ್ವೆಸ್ಟ್ ಸ್ಕ್ಯಾಮ್ಗಳ ವಿಧಗಳು: ಫೋನ್ಸಿ ಸ್ಕೀಮ್, ಹೊಸ ಜನರಿಂದ ಹಣ ತೆಗೆದು ಹಳೆಯವರಿಗೆ ಲಾಭ ನೀಡುವುದು, ಹೊಸ ಸದಸ್ಯರು ಬರದೇ ಹೋದರೆ ಯೋಜನೆ ಕುಸಿಯುತ್ತದೆ. ಕ್ರಿಪ್ಟೋ ಸ್ಕ್ಯಾಮ್, ಹೊಸ ಕ್ರಿಪ್ಟೋ ಕಾಯಿನ್, ಬ್ಲಾಕ್ ಚೈನ್ ಪ್ರಾಜೆಕ್ಟ್ ಹೆಸರಿನಲ್ಲಿ ಹೂಡಿಕೆ ಕೇಳುವುದು. ಫೇಕ್ ಟ್ರೆಂಡಿಂಗ್ ಆ್ಯಪ್ಗಳು, ನಕಲಿ ಆ್ಯಪ್ಗಳಲ್ಲಿ ಲಾಭ ತೋರಿಸಿ ವಿತ್ಡ್ರಾ ಮಾಡಲು ಹೋದಾಗ ಟ್ಯಾಕ್ಸ್ ಚಾರ್ಜ್ ಹೆಸರಿನಲ್ಲಿ ಮತ್ತೆ ಹಣ ಕೇಳುವುದು. ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಟ್ರೆಂಡಿಂಗ್ ಗ್ರೂಪ್ಗಳು, ಸ್ಟಾಕ್ ಟಿಪ್ಸ್, ಇಂಟರ್ಡೈ ಸಿಗ್ನಲ್ ಹೆಸರಿನಲ್ಲಿ ಹಣವನ್ನು ಕಲೆ ಹಾಕುವುದು. ರಿಯಲ್ ಎಸ್ಟೇಟ್ ಅಥವಾ ಚಿಟ್ ಫಂಡ್ ಮೋಸಗಳು, ಕಡಿಮೆ ದರದಲ್ಲಿ ಜಾಗ ಕೊಡುತ್ತೇವೆ ಎಂದು ಹೇಳಿ ಮುಂಗಡ ಹಣ ಪಡೆದು ನಾಪತ್ತೆಯಾಗುವುದು.
0: ಈ ಸ್ಕ್ಯಾಮನ್ನು ಗುರುತಿಸುವ ಲಕ್ಷಣಗಳು ಇಂತಿವೆ: ಅತಿಯಾದ ಲಾಭದ ಭರವಸೆಯನ್ನು ನೀಡುವುದು, ತಕ್ಷಣ ಹಣ ಹೂಡಲು ಒತ್ತಡವನ್ನು ಇರುವುದು, ದಾಖಲೆಗಳಿಲ್ಲದಂತಹ ಕಂಪನಿಗಳು, ಅಧಿಕೃತ ವೆಬ್ಸೈಟ್ ಅಥವಾ ರಿಜಿಸ್ಟ್ರೇಷನ್ ಮಾಹಿತಿ ಇಲ್ಲದಿರುವುದು, ಈ ಆಫರ್ ಇಂದು ಮಾತ್ರ ಎಂದು ಒತ್ತಡದ ಮಾತುಗಳನ್ನು ಆಡುವುದು. ಒಂದು ಮಾತು ನೆನಪಿಟ್ಟುಕೊಳ್ಳಿ: ಹೆಚ್ಚು ಲಾಭ ಎಂದರೆ ಹೆಚ್ಚು ಅಪಾಯ. ಅಪಾಯವೇ ಇಲ್ಲದೆ ಹೆಚ್ಚು ಲಾಭ ಎಂದರೆ ಅದು ಸ್ಕ್ಯಾಮ್ ಅಥವಾ ಮೋಸ ಆಗಿರುವ ಸಾಧ್ಯತೆ ಹೆಚ್ಚು. ಯಾಕೆ ಜನರು ಮೋಸಕ್ಕೆ ಒಳಗಾಗುತ್ತಾರೆ? ಬೇಗನೆ ಶ್ರೀಮಂತರಾಗಬೇಕೆಂಬ ಆಸೆ, ಆರ್ಥಿಕ ಸಂಕಷ್ಟ, ಇತರರು ಲಾಭ ಪಡೆದಿದ್ದಾರೆಂಬ ನಂಬಿಕೆ, ಸಾಮಾಜಿಕ ಜಾಲತಾಣದ ಪ್ರಭಾವ ಮತ್ತು ಆರ್ಥಿಕ ಜ್ಞಾನದ ಕೊರತೆ. ಸ್ಕ್ಯಾಮರ್ಗಳು ನಮ್ಮ ಭಾವನೆಗಳನ್ನು ಬಳಸುತ್ತಾರೆ. ಲೋಭ, ಭಯ, ತುರ್ತು ಪರಿಸ್ಥಿತಿ. ಹೇಗೆ ಜಾಗರೂಕರಾಗಬೇಕು? ಯಾವುದೇ ಹೂಡಿಕೆ ಮಾಡುವ ಮುನ್ನ ಕಂಪನಿಯ ರಿಜಿಸ್ಟ್ರೇಷನ್ ಪರಿಶೀಲಿಸಬೇಕು. ಸೆಬಿ ಅಥವಾ RBI ಮಾನ್ಯತೆ ಇದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಗೂಗಲ್ನಲ್ಲಿ ಕಂಪನಿಗಳ ಬಗ್ಗೆ ರಿವ್ಯೂಗಳನ್ನು ನೋಡಬೇಕು ಹಾಗೂ ಕುಟುಂಬದವರೊಂದಿಗೆ ಚರ್ಚಿಸಬೇಕು. ತಕ್ಷಣ ಹಣ ಹಾಕಿ ಎಂದರೆ ಒತ್ತಡಕ್ಕೆ ಒಳಗಾಗಬಾರದು ಹಾಗೂ ಅಜ್ಞಾತ ಲಿಂಕ್ಗಳನ್ನು ಕ್ಲಿಕ್ ಮಾಡಬಾರದು. ಒಂದು ಸರಳ ನಿಯಮ: ನಿಮಗೆ ಅರ್ಥವಾಗದ ಹೂಡಿಕೆಯನ್ನು ಮಾಡಬೇಡಿ.
2: ಹಾಗಾದರೆ ಮೋಸವಾದರೆ ಏನು ಮಾಡಬೇಕು? ಯಾರಾದರೂ ಈಗಾಗಲೇ ಮೋಸಕ್ಕೆ ಒಳಗಾಗಿದ್ದರೆ ತಕ್ಷಣ ಬ್ಯಾಂಕ್ಗೆ ಮಾಹಿತಿ ನೀಡಿ. ಸೈಬರ್ ಕ್ರೈಂ ಹೆಲ್ಪ್ಲೈನ್ ನಂಬರಾದ 1930 ಕರೆ ಮಾಡಿ. cybercrime.government.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಎಲ್ಲ ಚಾಟ್ ಟ್ರಾನ್ಸಾಕ್ಷನ್

0: ಸ್ಕ್ರೀನ್ಶಾಟ್ಗಳನ್ನು ಉಳಿಸಿ. ತಡ ಮಾಡಬೇಡಿ, ಬೇಗ ಮಾಹಿತಿ ನೀಡಿದರೆ ಹಣ ವಾಪಸ್ ಸಿಗುವ ಸಾಧ್ಯತೆ ಹೆಚ್ಚಿರುತ್ತದೆ.
1: ಒಂದು ಚಿಕ್ಕ ನೈಜ ಕತೆ. ಒಬ್ಬ ನಿವೃತ್ತ ಶಿಕ್ಷಕರು ತಮ್ಮ ಪಿಂಚಣಿ ಹಣವನ್ನ ಡಬಲ್ ಆಗುತ್ತದೆ ಎಂಬ ಅಂಶಕ್ಕೆ ಒಳಗಾಗಿ ಹೂಡಿಕೆ ಮಾಡಿದರು. ಆರಂಭದಲ್ಲಿ 5,000 ಲಾಭ ತೋರಿಸಿದರು, ನಂತರ ಅವರು 5,00,000 ಹೂಡಿದರು. ಒಂದು ವಾರದ ನಂತರ ಆಪ್ ಕೆಲಸ ನಿಲ್ಲಿಸಿತು, ಗ್ರೂಪ್ ಅಳಿಸಲಾಯಿತು. ಇದು ಕೇವಲ ಒಂದು ಉದಾಹರಣೆ, ಇಂತಹ 1,000 ಪ್ರಕರಣಗಳು ನಡೆಯುತ್ತಿವೆ.
2: ಇದಕ್ಕೆ ಆರ್ಥಿಕ ಜ್ಞಾನ ತುಂಬಾ ಅಗತ್ಯ. ಹಣ ಗಳಿಸುವುದು ಕಷ್ಟ, ಆದರೆ ಕಳೆದುಕೊಳ್ಳುವುದು ಸುಲಭ. ಹೂಡಿಕೆ ಮಾಡಲು ಬ್ಯಾಂಕ್ನಲ್ಲಿ FD ಇಡುವುದು, ಮಾನ್ಯತೆ ಪಡೆದ ಸಂಸ್ಥೆಗಳ ಮೂಲಕ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡುವುದು, ಸರ್ಕಾರದ ಬಾಂಡ್ಗಳ ಮೇಲೆ ಇನ್ವೆಸ್ಟ್ ಮಾಡುವುದು, ವಿಶ್ವಾಸಾರ್ಹ ಹಣಕಾಸು ಸಲಹೆಗಾರರ ಸಲಹೆ ಪಡೆಯುವುದು, ಇವುಗಳಂತಹ ಸುರಕ್ಷಿತ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು.
1: ಅಂತಿಮ ಸಂದೇಶ. ಸ್ನೇಹಿತರೆ, ಸ್ಕ್ಯಾಮರ್ಗಳು ಹೊಸ ಹೊಸ ರೂಪದಲ್ಲಿ ಬರುತ್ತಾರೆ, ಆದರೆ ನಮ್ಮ ಜಾಗರೂಕತೆ ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಇರಬೇಕು. ಡಬಲ್ ಹಣ ಎಂಬ ಮಾತು ಕೇಳಿದಾಗ ಒಮ್ಮೆ ಯೋಚಿಸಿ, ಪರಿಶೀಲಿಸಿ, ಆಮೇಲೆ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಪರಿಶ್ರಮದ ಹಣವನ್ನು ರಕ್ಷಿಸುವುದು ನಿಮ್ಮ ಜವಾಬ್ದಾರಿ. ಇಂದಿನ ಕಾರ್ಯಕ್ರಮ ಇಷ್ಟವಾದರೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಧನ್ಯವಾದಗಳು.
3: ಇನ್ನು ಮುಂದೆ ಕೇಳಿಬರೋಣ ಬೆಳಕಿನ ದೀಪಗಳು ಮತ್ತು ಮಹರ್ಷಿ ವಿಶ್ವಾಮಿತ್ರರ ಕುರಿತು ಡಾಕ್ಟರ್ ಗುರುರಾಜ ಕಾರ್ಜಗಿರವರು ನಡೆಸಿಕೊಡುವ ಕಾರ್ಯಕ್ರಮ.

ಈ ಕಡೆ ವಾಮದೇವ ಏನ್ ಮಾಡಿದ್ದ, ಎಚ್ಚರಿತ ಬಿದ್ದಿದ್ದಲ್ಲ ಕೌಶಿಕ, ಅವನ ಆಶ್ರಮ ಕರ್ಕೊಂಬಂದ. ಅವನ ಆರೋಗ್ಯ ಸುಧಾರಿಸ್ಬೇಕಾದ್ರೆ 2 ವಾರ ಹಿಡಿತು, ಅವನ್ ಏನಾಗಿದೆ ಅಂತ ಅರ್ಥ ಆಗ್ಬೇಕಾದ್ರೆ. ಒಂದ್ ದಿವಸ ಕೌಶಿಕ ಕೇಳಿದ, ವಾಮದೇವ ನನಗೆ ಆಶ್ಚರ್ಯ ಆಗೋದೇನು ಅಂದ್ರೆ, ಆ ಬ್ರಹ್ಮದಂಡ ಬಂತಲ್ಲ ನನ್ನ ಹೊಡೆಯೋದಕ್ಕೆ, ನನ್ನ ಕೊಲ್ಲೋದಕ್ಕೆ, ಎಲ್ಲಿಂದ ಬಂದೆ ನೀನು? ಆ ಕ್ಷಣ ನೀ ಬಂದಿದ್ದೇವೋ ಸತ್ವ ಬಿಡ್ತಿದ್ನಲ್ಲ ನಾನು, ನನಗೆ ಹಿಂಗೆ ತೊಂದರೆ ಬಂತು ನಿನಗೆ ಗೊತ್ತಾದದ್ ಹೇಗೆ? ಎಲ್ಲೋ ಇದ್ದವನಷ್ಟು ಬೇಗ ಬಂದು ಹೇಗೆ ನೀನು? ಮತ್ತೆ ಇನ್ನೊಂದು ನಾನು ಹೇಳಬೇಕಾದದ್ದು, ನನ್ನಲ್ಲಿ ಏನೋ ವಿಚಿತ್ರ ಬದಲಾವಣೆ ಆಗ್ತಿದೆ 2 ವಾರದಲ್ಲಿ. ಈಗ ಬದಲಾವಣೆ ಏನು ಅಂದರೆ, ನನಗೆ ವಶಿಷ್ಠರ ಬಗ್ಗೆ ಕೋಪನೇ ಇಲ್ಲ. ಈಗ ಅವ್ರ ಮೇಲೆ ಕೋಪದಿಂದ ದ್ವೇಷದಿಂದ ಹೋಗಿದ್ನಲ್ಲ ಹೊಡೆಯೋದಕ್ಕೆ, ನನಗೆ ಕೋಪನೇ ಇಲ್ಲ ರೀ ಅವನ ಬಗ್ಗೆ. ಅವ್ರ ಬಗ್ಗೆ ಪ್ರೀತಿ ಬರ್ತದೆ, ಅಭಿಮಾನ ಬರ್ತಾ ಇದೆ ನನಗೆ, ಅಂಥ ಋಷಿಗಳಿದ್ದಾರಲ್ಲ ಅಂತ ಅನಿಸ್ಬಿಡ್ತದೆ. ಯಾಕಾಯ್ತು ಬದಲಾವಣೆ ಇದು? ವಾಮದೇವ ಭಾಳ ಚಂದ ಹೇಳ್ತಾನೆ. ನಾನು ಹೇಳ್ತಾನೆ, ಮನಸ್ಸು ಅನ್ನುವಂಥದ್ದು ಒಂದು ಬೆಳಕಿನ ಕಂಬ ಇದ್ದ ಹಾಗೆ. ಇದನ್ನು ಸಾಮಾನ್ಯವಾಗಿ ಸೈನ್ಸ್ ಹುಡುಗರು ಹೇಳ್ತಾ ಇರ್ತೇನೆ, ಒಂದು ಬ್ಯಾಟ್ರಿ ಟಾರ್ಚ್ ತಗೊಂಡು ಆದರೆ ಅದೇ ಬೆಳಕಿನ ಕಿರಣಗಳನ್ನು ಏಕೀಭವಿಸಿದಾಗ ಲೇಸರ್ ಆಗಿಬಿಡುತ್ತೆ, ಅದೇ ಬೆಳಕೆ, ಮತ್ತೊಂದೇನಿಲ್ಲ. ಅಗಲ ಆದಾಗ ಹರಡಿ ಹೋಗ್ತದೆ, ಬಹಳ ದೂರ ಹೋಗಲ್ಲ, ಶಕ್ತಿಶಾಲಿ ಅಲ್ಲ ಅದು. ಆದರೆ ಅದೇ ಬೆಳಕಿನ ಕಿರಣಗಳನ್ನು ಒಂದು ಕಡೆಗೆ ಒಗ್ಗೂಡಿಸಿದಾಗ ಲೇಸರ್ ಆಗಿ 1 ಇಂಚ್ ದಪ್ಪ ಇರುವಂಥ ಸ್ಟೇನ್ಲೆಸ್ ಸ್ಟೀಲನ್ನು ಬೆಣ್ಣೆ ಕತ್ತರಿಸ್ದಂಗೆ ಕತ್ತರಿಸ್ಬಿಡುತ್ತೆ, ಅದೇ ಬೆಳಕೆ, ಅದು ಮತ್ತೊಂದೇನು ಅಲ್ಲ. ನೋಡ್ತಾನೆ, ಮನುಷ್ಯನ ಮನಸ್ಸು ಹಾಗೇ ಇದೆ. ನಮ್ಮ ಮನಸ್ಸು ಅಷ್ಟು ಪವರ್ಫುಲ್ ಇದೆ, ನಾವೇನು ಮಾಡಿದ್ದೀವಿ ಅಂದರೆ 5 ಇಂದ್ರಿಯಗಳಲ್ಲಿ ಹಂಚಿಬಿಟ್ಟಿದ್ದೀವಿ ಅದನ್ನು. ಎಷ್ಟು ಬ್ಯೂಟಿಫುಲ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಹೇಳ್ತೀನಿ, ಬಹುಶಃ ಅದಾಗ್ಬೋದು ಅನಿಸುತ್ತೆ. ಕೆಲವೊಂದು ಮನೆಯಲ್ಲಿ ಅಡುಗೆ ಮನೆಯಲ್ಲೇ ಡೈನಿಂಗ್ ಹಾಲ್ ಇರ್ತದೆ, ಹೊಸ ಮಾಡರ್ನ್ ಸ್ಟೈಲ್ ಅದು, ಓಪನ್ ಕಿಚನ್ ಅಂತೆಲ್ಲ ಬಂದಿದೆ. ನಮ್ಮ ಹಳೆ ಮನೆಯಲ್ಲೆಲ್ಲ ಹಂಗಿಲ್ಲ, ಅಡುಗೆ ಮನೆಯೇ ಬೇರೆ, ಡೈನಿಂಗ್ ಹಾಲೇ ಬೇರೆ. ನೀವು ಡೈನಿಂಗ್ ಇದ್ದಂಥ ಮನೆ ವಿಚಾರ ಮಾಡ್ಕೊಳ್ಳಿ, ಅಲ್ಲಿ ಟಿ ವಿ ಇದೆ. ತಾಯಿ ಏನು ಮಾಡ್ತಾಳೆ ಅಡುಗೆ ಮಾಡೋಳು ಅಂದರೆ, ಅಡುಗೆ ಮಾಡ್ತಾ ಮಾಡ್ತಾ ಟಿ ವಿ ಪ್ರೋಗ್ರಾಮ್ ನೋಡ್ತಾ ಇರ್ತಾಳೆ. ಮನೆಯಲ್ಲಿ ನೋಡಿದ್ದೆ ನೀವು, ತರಕಾರಿ ಹೆಚ್ಚುತ್ತಾ ಆ ಫೇವ್ರೇಟ್ ಸೀರಿಯಲ್ ಇರ್ತಾವಲ್ಲ, ಬಿಡೋಕ್ಕಾಗಲ್ಲ ಅವನ್ನೆಲ್ಲ, ಅವ್ನು ನೋಡ್ಬೇಕು. ಈಗ ಏನೇನು ಆಗ್ತದೆ ದಯವಿಟ್ಟು ಗಮನಿಸಿ, ನೀವು ಕಣ್ಣಿಂದ ಚಿತ್ರ ನೋಡ್ತಾ ಇದ್ದೀರಿ, ಕಿವಿಯಿಂದ ಡೈಲಾಗು ಹಾಡೋ ಕೇಳಿಸ್ಕೊತಾ ಇದ್ದೀರಿ ಅಲ್ಲ, ಅದ್ರ ಜೊತೆ ಕೈಯಿಂದ ತರಕಾರಿ ಹೆಚ್ಚುತ್ತಾ ಇದ್ದೀನಿ. ಆ ಸೌತೆಕಾಯಿ ಕೈನೋ ಸೀನೋ ಕತ್ತರಿಸೋ ರುಚಿ ನೋಡ್ತೀನಿ ಒಂದು ಸ್ವಲ್ಪ. ಅಲ್ಲಿ ಮನೆಯಲ್ಲಿ ಅಡುಗೆ ಮಾಡಿದ್ರೆ ವಾಸನೆ ಬರ್ತಾ ಇದೆ, ಓ ಕುದಿತಾ ಇದೆ ಕುದಿತಾ ಇದೆ, ಹಾಲು ಉಪ್ತಾ ಇದೆ ಅಂತ ಗಮನಿಸಿ. 5 ಇಂದ್ರಿಯಗಳೇ ಕೆಲಸ ಮಾಡ್ತಾ ಇದೆ ಒಂದೇ ಕಾಲಕ್ಕೆ ಅಲ್ಲ, ಕಣ್ಣು ಕಿವಿ ಮೂಗು ನಾಲಿಗೆ ಎಲ್ಲ ಒಂದೇ ಸಮ ಕೆಲಸ ಮಾಡ್ತಿದ್ದಾರೆ. ಮನಸ್ಸು ಒಂದೇ, ಆದ್ರೆ ಮನಸ್ಸು 5ರಲ್ಲೂ ತೊಡಗಿದೆ ಅದು ಅಲ್ವಾ? ಕರೆಕ್ಟ್ ಹೇಳಿದಲ್ವಾ? ಟಿ ವಿ ನೋಡೋದ್ರಲ್ಲಿ ಮನಸ್ಸು ತೊಡಗಿದೆ, ಕೇಳೋದ್ರಲ್ಲಿ ಕಿವಿಯಿಂದ ಮೂಲಕ ಬಂದಂತಕ್ಕೆ ಅದಕ್ಕೊಂದು ಮನಸ್ಸು ಭಾಗ ಇದೆ. ಅಂದ್ರೆ ಮನಸ್ಸಿನ ಒಂದು ಭಾಗ ನೋಡ್ತಾ ಇದೆ, ಒಂದು ಕೇಳ್ತಾ ಇದೆ, ಒಂದು ಮುಟ್ತಾ ಇದೆ, ಒಂದು ಟೇಸ್ಟ್ ಮಾಡ್ತಾ ಇದೆ, 5 ಕಡೆ ಹಂಚಿ ಹೋಗಿದೆ. ಅದನ್ನು ವಾಮದೇವ ಚಂದ ಹೇಳ್ತಾನೆ ಅಂದ್ರೆ, ಅಕಸ್ಮಾತ್ತಾಗಿ ನಾನು ಇಂದ್ರಿಯಗಳಿಂದ ಮನಸ್ಸನ್ನು ಒಳಗೆ ಎಳ್ಕೊಂಡು

0: ಬಿಟ್ರೆ ಆದ್ರೆ ಟಾರ್ಚ್ ಎಕ್ಸಾಂಪಲ್ ಹೇಳಿದ್ನಲ್ಲ, ಹರಡಿದಾಗ ಶಕ್ತಿಶಾಲಿ ಆಗೋಲ್ಲ, ಏಕೀಭವಿಸಿದಾಗ ಶಕ್ತಿಶಾಲಿ ಆಗ್ತದೆ. ಅವನು ಹೇಳ್ತಾನೆ, ಅಕಸ್ಮಾತ್ ಆಗಿ ನನ್ನ ಎಲ್ಲ ಇಂದ್ರಿಯಗಳನ್ನ ಮನಸ್ಸನ್ನು ತೆಗೆದು ಒಂದೇ ಕಡೆ ಇಟ್ಕೊಂಡ್ರೆ ಅದು ಎಂಥ ಶಕ್ತಿಶಾಲಿ ಆಗ್ತದೆ ಅಂದ್ರೆ ಭೂತ ಭವಿಷ್ಯಗಳನ್ನು ತಿಳ್ಕೊತದೆ, ಮುಂದಾಗೋದನ್ನು ಹೇಳ್ತದೆ ಏನಾಗ್ತದೆ ಅಂತ. ಆ ಶಕ್ತಿ ಮನಸ್ಸಿಗೆ ಬರ್ತದೆ. ನಿಮ್ಗೆ ಗೊತ್ತಿದೆ ವಿವೇಕಾನಂದರ ಜೀವನದಲ್ಲಿ ಆದದ್ದು. ವಿವೇಕಾನಂದರ ಜೀವನದಲ್ಲಿ ಒಬ್ಬ ಒಪೆರಾ ಸಿಂಗರ್ ಆಕೆ, ಒಬ್ಬ ದೊಡ್ಡ ಸಿಂಗರ್, ಒಪೆರಾ ಶೋ ನಡೆದಿದೆ. ಆಕೆ ಯಾಕೋ ಮನಸ್ಸಿಗೆ ಸಮಾಧಾನ ಇಲ್ಲ, ಹೋಗ್ತೀನಿ ನಾನು ಪ್ರೋಗ್ರಾಮ್ ಮುಗಿತು ಹೋಗ್ತೀನಿ ಎಂದು. ಅವನು ಓನಕ್ಕೆ ಅದು ಹೆಂಗೆ ಹೋಗ್ತೀಯಾ ಅಂತ, ಅವನು ಪ್ರೋಗ್ರಾಮ್ ಇದೆ ನಿಂದು ಹಾಡ್ಬೇಕು ನೀನು ಅದಕ್ಕೆ, ನಾಟಕ ಮುಗಿದ್ಮೇಲೆ ಹೋಗು ಅಂದ. ಮನಸ್ಸಿಲ್ಲದ ಮನಸ್ಸಿಂದ ಉಳ್ಕೊಂಡ್ಲಾಕೆ ಮನೆಗೆ ಹೋಗುವ ಹೊತ್ತಿಗೆ ಆಕೆ ಮಗಳು, ಒಬ್ಳೆ ಮಗಳು ಬೆಂಕಿ ಹೆಚ್ಚಿ ಸತ್ತೋಗಿದ್ದು. ಆಕೆ ಮನಸ್ಸಲ್ಲಿ ಏನು ಉಳಿತು ಅಂದರೆ, ನಾನು ಹಾಡೋದು ಬಿಟ್ಟು ಬಂದಿದ್ದು ನನ್ನ ಮಗಳು ಉಳ್ಕೋತಾ ಇದ್ಲು ಅಂತ ತಲೆಗೆ ಬಂದ್ಬಿಡ್ತು. ಅವತ್ತಿಂದ ಹಾಡೋದನ್ನು ಬಿಟ್ಬಿಟ್ಲಾಕೆ. ಇದನ್ನು ಘಟನೆಯನ್ನು ವಿವೇಕಾನಂದರಿಗೆ ಯಾರೋ ಹೇಳಿದರು. ಅವರು ಆಕೆ ಹತ್ರ ಮಾತಾಡ್ತಾ ಆಕೆ ಜೀವನದಲ್ಲಿ ಆದಂಥ ಹಿಂದಿನ ಘಟನೆಗಳನ್ನೆಲ್ಲ ಹೇಳ್ತಾರೆ. ಹಿಂಗೆ ಹಿಂಗಾಯ್ತು ಹಿಂಗಾಯ್ತು ಅಂತ. ಹೌದು, ನಿಮ್ಗೇನು ಗೊತ್ತು ಅಂತ. ನನಗೆ ಗೊತ್ತಾಗುತ್ತೆ ಮುಂದೆ ಏನಾಗ್ತದೋ ಹೇಳ್ತೀನಿ ನಾನು. ಮತ್ತು ಇನ್ನೊಂದು, ನಿಮಗೆ ಹಾಡು ಇದೆಯಲ್ಲ, ಕಂಠ ಇದೆಯಲ್ಲ, ಭಗವಂತ ಕೊಟ್ಟ ದೇಣಿಗೆ ಅದು, ಅದನ್ನು ಹಾಗೆ ಬಿಡಬೇಡಿ, ಹಾಡು ಬೆಳೆಸಿ ಅಂತ ಹೇಳಿದ್ರು. ಮುಂದಕ್ಕೆ ಹಾಡೋಕೆ ಶುರು ಮಾಡಿದೆ. ನಿಮ್ಗೆ ಗೊತ್ತಿದೆ ಈ ಫೌಂಡೇಶನ್ ಬರ್ತದೆ, ದೊಡ್ಡ ಫೌಂಡೇಶನ್ ಆಗಬೇಕಾದ್ರೆ ದೊಡ್ಡ ದೊಡ್ಡ ದಾನಿಗಳು ಬಂದಾಗ ರಾಕ್ ಫೆಲ್ಲರ್ ಅಂತ ಹುಡುಗ, ತಂದೆ ದೊಡ್ಡವರು, ಮಗ ಸ್ವಲ್ಪ ಉದ್ದಟ ಕೋಪ ಅವನಿಗೆ. ಅವನಿಗೆ ಯಾರೋ ಹೇಳಿದ್ರು ವಿವೇಕಾನಂದ ಅಂತ ಬಂದಿದ್ದಾರೆ ಇಂಡಿಯಾದ ಸನ್ಯಾಸಿ, ಅವರೆಲ್ಲ ಹೇಳ್ತಾರೆ ಆದದ್ದನ್ನ ಅಂತ. ಹೌದಾ, ಮುಂದೆ ಕೂತ್ಕೊಂಡು ಹೇಳು ನಮ್ಮ ಬಗ್ಗೆ ಏನು ಹೇಳ್ತಿ ಹೇಳು ಅಂದ. ಇವ್ರದ್ದು ನಾ ಜಾದೂಗಾರ ಅಲ್ಲ ಏನಲ್ಲ, ಆದರೂ ಹೇಳ್ತೀನಿ ಕೇಳು ಅಂತ. ಅವನ ಜೀವನದಲ್ಲಿ ಅವನಿಗೆ ಮಾತ್ರ ಗೊತ್ತಿರುವಂಥ ಘಟನೆಗಳನ್ನ ಹೇಳಿದರು. ಓ, ಎಲ್ಲ ಗೊತ್ತಿದೆ ಹಾಗಾದ್ರೆ ನಿನಗೆ ಅಂದ್ಬಿಟ್ಟು, ಆಯಿತು ಥ್ಯಾಂಕ್ ಯು ಅಂದ. $10 ನೋಟನ್ನು ಎಸೆದ, ತಗೋ $10 ಅಂದ. ವಿವೇಕಾನಂದ ಹೇಳ್ತಾರೆ, $ಗೋಸ್ಕರ ಹೇಳಿಲ್ಲ ನಾನು. ಮತ್ತೆ ಇನ್ನೊಂದು ಮಾತು ಹೇಳಬೇಕು ನಿನಗೆ, ನಿನ್ನ ದುಡ್ಡು ಏನಿದೆ, ಅಹಂಕಾರ ಇದೆಯಲ್ಲ ದುಡ್ಡು ಇದೆ ಅಂತ, ನಿಂದಲ್ಲ ದುಡ್ಡು, ನೀನು ಇವರ ಕಸ್ಟೋಡಿಯನ್ ಆಫ್ ಮನಿ, ದೇವರು ನಿನಗೆ ಕೊಟ್ಟಿದ್ದಾನೆ ಮತ್ತೊಬ್ರು ಹಂಚೋದಕ್ಕೆ, ಇಟ್ಕೊಂಡು ಕೂತಿದ್ಯಾ ಸರಿ ಅಲ್ಲ ಅದು ಅಂತ ಸಿಟ್ಟು ಬಂದ್ಬಿಡ್ತು. ನೀನೇನು ಹೇಳಕ್ ನನಗೆ ಅಂತ, ನಾನು ಹೇಳ್ಬೇಕು ಮತ್ತೆ ಯಾರು ಹೇಳ್ಬೇಕು, ನಾನು ಹೇಳಿದ್ದೀನಿ ನೀನು ಹೇಳ್ತಾರೆ ನಿನಗೆ ಅಂತ. ಇವ್ರು ವಾಪಸ್ ಹೋಗಿ ಎಷ್ಟೋ ಸಾವಿರಾರು ಡಾಲರ್ದು ಒಂದು ಫೌಂಡೇಶನ್ ಮಾಡಿ, ರಾಕ್ ಫೆಲ್ಲರ್ ಫೌಂಡೇಶನ್ ಮಾಡಿ ಬಂದು ಇವ್ರ ಟೇಬಲ್ ಮೇಲೆ ಎಸೆದ, ನೋಡು ನೀ ಹೇಳಿದ್ದಕ್ಕೆ ಫೌಂಡೇಶನ್ ಮಾಡಿದ್ದೀನಿ, ಥ್ಯಾಂಕ್ ಮೀ ಅಂದ. ಥ್ಯಾಂಕ್ ಮೀ, ನಾನು ಥ್ಯಾಂಕ್ಸ್ ಹೇಳು ಅಂತ. ಅವ್ರದ್ದು ಯು ಶುಡ್ ಥ್ಯಾಂಕ್ ಮೀ, ಬಿಕಾಸ್ ಐ ಟೋಲ್ಡ್ ಯು ದಟ್ ಯು ಆರ್ ಎ ಕಸ್ಟೋಡಿಯನ್ ಆಫ್ ಗಾಡ್, ನಿನ್ನ ರೊಕ್ಕ ಅಲ್ಲ ನಾನು ಹೇಳಿದ್ದು. ಇವತ್ತಿಗೆ ರಾಕ್ ಫೆಲ್ಲರ್ ಫೌಂಡೇಶನ್ ನಿಂತ್ಕೊಂಡಿದೆ, ಲಕ್ಷಾಂತರ ಜನ ಮಕ್ಕಳಿಗೆ ಅನುಕೂಲ ಆಗಿದೆ. ಇದನ್ನು ಮಾಡಿದ್ದು ವಿವೇಕಾನಂದ. ಅವ್ರು ಹೇಳ್ತಾರೆ ಪುಸ್ತಕ 400-500 ಪುಟದ ಪುಸ್ತಕ ಒಂದು ದಿವಸದಲ್ಲಿ ಓದಿ ಮುಗಿಸ್ಬಿಡು. ಅವ್ರು ಸುಮ್ಮನೆ ಓದಿದ್ರ ಬಿಟ್ರ ಅಂತ ತೆಗೀರಿ ಹೇಳ್ತೇನೆ, ಪೇಜ್ ನಂಬರ್ 232 ಎಡಗಡೆ ಭಾಗದಲ್ಲಿ ಇದಿದೆ, ಹೇಳಬೇಕದು. ಅಷ್ಟು ರೇಜರ್ ಶಾರ್ಪ್ ಮೆಮ್ರಿ. ಹೆಂಗೆ ಬಂತು ಅಂದಾಗ ಅವರು ಇದೇ ಹೇಳ್ತಾರೆ, ನಮ್ಮ ಮನಸ್ಸನ್ನ 5 ಇಂದ್ರಿಯಗಳ ಕಡೆ ಹರಡಿಬಿಟ್ಟಿದೀವಲ್ಲ ನಾವು, ಹೀಗೆ ಪ್ರತಿಯೊಂದು ಅಶಕ್ತ ಆಗ್ತಾ ಹೋಗ್ತದೆ, ಅವೆಲ್ಲವೂ ಹಿಡಿದು ಒಂದು ಕಡೆ ಕೂಡಿಸಿದಾಗ ಬೇಕಾದನ್ನು ಭೂತ ಭವಿಷ್ಯಗಳನ್ನು ನೋಡಬಹುದು ಅಂತ ಹೇಳ್ತಾರೆ. ಮತ್ತು ಇನ್ನೊಂದು, ಎಷ್ಟು ಬೇಗ ಬಂದೆ ಹೇಗೆ ಅಂತ ಕೇಳಿದ್ದೆಲ್ಲ ನೀನು, ಅದಕ್ಕೊಂದು ಹಾದಿ ಇದೆ. ಎಷ್ಟು ಚಂದ ನೋಡಿ, ಲಾಜಿಕ್ ಎಷ್ಟು ಚೆನ್ನಾಗಿದೆ ಅದು. ನಮ್ಮ ದೇಹ ಆದದ್ದು ಪಂಚಭೂತಗಳಿಂದ ಆದಂಥದ್ದು, ಈ ಪಂಚಭೂತಗಳ ಸೇರಿ ಈ ದೇಹ ಆಗಿದೆ. ಇದು ವಾಪಸ್ ಹಂಚಿಬಿಟ್ರೆ ನಾನು ಪಂಚಭೂತಗಳಿಗೆ, ನನ್ನ ದೇಹನೇ ಇರೋಲ್ಲ, ಹಗರಾಗಿರ್ತೀನಿ. ಅವಾಗ ನಾನು ಗಾಳಿ ಹಂಗೆ ಹಾರ್ಬೋದು, ನೀರಿನ ಹಂಗೆ ತೇಲ್ಕೊಂಡು ಹೋಗ್ಬೋದು, ಸರ್ರಂತ ನನ್ನ ಮನೋವೇಗದಲ್ಲಿ ಹೋಗ್ಬಿಡ್ಬೋದು, ನಾನು ಹಾಗೆ ಬಂದೆ ಅಂತ ಹೇಳ್ತಾನೆ. ಹೌದಾ, ನನಗೂ ಆಗ್ತದೆ ನಿನಗೂ ಆಗ್ತದೆ, ಆದರೆ ಪ್ರಯತ್ನ ಮಾಡಬೇಕು, ತಪಸ್ಸು ಮಾಡಬೇಕಾಗತ್ತೆ. ಈಗ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಹೇಗೆ ಅಂತ. ನಮ್ಮ ಮನೆಯಲ್ಲಿ ಒಂದು ಪುಸ್ತಕದ ರಾಶಿ ಇರ್ತದೆ, ಅಯ್ಯೋ ಹೆಂಗಪ್ಪ ಮಾಡೋದಿದನ್ನ ನೋಡ್ತೀನಿ, ಅಡ್ಡಿ ಇಲ್ಲ, ಕಪಾಟಿದ್ದಾವೆ. ಎಲ್ಲ ವಿಜ್ಞಾನದ ಪುಸ್ತಕ ಇಲ್ಲಿ ಹೋಗಬೇಕು, ಸಾಹಿತ್ಯದ ಪುಸ್ತಕ ಇಲ್ಲಿ ಹೋಗಬೇಕು, ಅಧ್ಯಾತ್ಮದ ಪುಸ್ತಕ ಇಲ್ಲಿ ಹೋಗಬೇಕು, ಹಿಂದಿ ಪುಸ್ತಕ ಇಲ್ಲಿ, ಇಂಗ್ಲೀಷ್ ಪುಸ್ತಕ ಇಲ್ಲಿ. ಹಂಚಿಬಿಟ್ಮೇಲೆ ಏನು ಉಳಿತಲ್ಲಿ, ಏನು ಉಳಿಲಿಲ್ಲ, ಎಲ್ಲ ಕಪಾಟಲ್ಲಿ ಹೋಗ್ಬಿಡ್ತು. ಪುಸ್ತಕ ಕಳೆದೋಗಿದೆಯಾ? ಕಳೆದಿಲ್ಲ, ಪುಸ್ತಕ ಸರಿಯಾದ ಜಾಗದಲ್ಲಿ ಹೋಗಿದ್ದಾವೆ. ವಾಮದೇವ್ ಹೇಳೋದು, ನಮಗಿರುವಂತಹ ಪಂಚಭೂತಗಳನ್ನು ಪಂಚಭೂತಗಳನ್ನು ಹಂಚಿಬಿಟ್ರೆ ನಾವು ಒಂಥರ ಯಾವುದೋ ಮಿಸ್ಟರ್ ಇಂಡಿಯಾ ಮಾಯ ಆಗಿಬಿಡ್ತೀವಿ, ನಾವು ದೇಹನೇ ಇರೋಲ್ಲ, ಬೇಕಾದಲ್ಲಿ ಹೋಗ್ಬೋದು, ಬೇಕಾದಷ್ಟು ವೇಗವಾಗಿ ಹೋಗ್ಬೋದು ಅಂತ ಹೇಳ್ತಾರೆ. ನೀ ಮಾಡ್ಬೋದಪ್ಪ, ಅದಕ್ಕೊಂದು ದಾರಿ ತಪಸ್ಸಿದೆ, ತಪಸ್ಸು ಮಾಡು. ಮತ್ತು ಇನ್ನೊಂದು, ನೀ ಕೇಳಿದಲ್ಲ, ನನ್ನ ಮನಸ್ಸಲ್ಲಿ ಬದಲಾವಣೆ ಆಗಿಬಿಟ್ಟಿದೆ, ವಶಿಷ್ಠ ಬಗ್ಗೆ ಕೋಪ ಇಲ್ಲ ಅಂದೆಲ್ಲ, ಅದಕ್ಕೆ ಯಾಕೆ ಗೊತ್ತಾ, ಏನು ಕಾರಣ ಗೊತ್ತಾ ಅಂತ ಕೇಳು. ನೀನು ಗೊತ್ತಿಲ್ಲ, ನೀನು ಕಾಣಿಸಿಲ್ಲ, ಎಚ್ಚರ ತಪ್ಪಿ ಬಿದ್ದಿದ್ದೆ ನೀನು, ಆ ಬ್ರಹ್ಮದಂಡ ನೀನು ಹೊಡಿಲಿಲ್ಲ. ನೀನು ಸುತ್ತ ಪ್ರದಕ್ಷಿಣೆ ಹಾಕಿ ಹೋಗುವಾಗ ನಿನ್ನ ಮನಸ್ಸಲ್ಲಿದ್ದಂಥ ದ್ವೇಷ, ಕೋಪ, ತಾಪ ಎಲ್ಲ ಕಲ್ಮಶ ಇತ್ತಲ್ಲ, ಅದನ್ನು ಕಿತ್ಕೊಂಡು ಭಸ್ಮ ಮಾಡಿ ಹೋಗ್ಬಿಡ್ತದೆ.
1: ಸೃಷ್ಟಿಕರ್ತ ಲೋಕಕರ್ತ ಸರ್ವ ಕಾರಣಕರ್ತ.
0: ನಿನ್ನ ಮನಸ್ಸು ಶುದ್ಧ ಆಗಿದೆ, ಈಗ ನಿನ್ನ ದ್ವೇಷ ಊರಿಗೆ ಸಾಧ್ಯವೇ ಇಲ್ಲ, ಇದು ವಶಿಷ್ಠ ಕೃಪೆ ನಿನ್ನ ಮೇಲೆ ಅಂತ ಹೇಳಿದ್ರು. ಅವನಿಗೆ ಬೆರಗಾಗಿ ಹೋಗ್ಬಿಟ್ಟ. ಯಾರನ್ನು ಹೊಡಿಬೇಕು, ಯಾರನ್ನು ಕೊಲ್ಲಬೇಕು ಅಂಥೇಳಿ ಈಶ್ವರನ ತಪಸ್ಸು ಮಾಡಿ ಆಯುಧಗಳನ್ನು ತಗೊಂಡು ಹೋಗಿದ್ನೋ ಆ ವ್ಯಕ್ತಿ, ನನ್ನ ಮನಸ್ಸನ್ನು ಶುದ್ಧ ಮಾಡೋದಕ್ಕೆ ಇಷ್ಟೆಲ್ಲ ಮಾಡ್ತಾರಲ್ಲಪ್ಪ. ತಕ್ಷಣ ಕೇಳ್ತಾನೆ ವಾಮದೇವನಿಗೆ, ವಾಮದೇವ ನಾನು ವಶಿಷ್ಠ ಆಗಬೇಕಲ್ಲಪ್ಪ. ನೋಡಿ ಈಗ ಎಷ್ಟು ಚೆನ್ನ ಬದಲಾವಣೆ ಅಂದರೆ, ವಶಿಷ್ಠನ ಕೊಲ್ತೀನಿ ಅಂದಂಥ ಮನುಷ್ಯ ಹೇಳ್ತಾನೆ, ನಾನು ವಶಿಷ್ಠ ಆಗಬೇಕಲ್ಲಪ್ಪ. ಈಗ ಆಗಬೇಕಾದ್ರೆ ಏನು ಮಾಡಬೇಕು? ಹೇಳ್ತಾನೆ ಅವ್ರ ಕಾಲಿಗೆ ಬೀಳಬೇಕಂತ.

ಬಿಟ್ಟಿದ್ದೆ ನೀನು ಅಂತ. ಇಲ್ಲ, ಕಾಲಿಗೆ ಬೀಳಲ್ಲ, ಖಂಡಿತ ಬೀಳಲ್ಲ. ನಾನೇನ್ ಮಾಡ್ತೀನಿ ಗೊತ್ತಾ, ನಾನು ಇನ್ನೊಬ್ಬ ವಶಿಷ್ಠ ಆಗಿ ಅವ್ರ ಮುಂದೆ ಹೋಗ್ತೀನಿ, ಅವಾಗ ಅಲ್ಲಿವರೆಗೂ ಹೋಗಲ್ಲ ಅಂತ ಹೇಳ್ತಾನೆ. ಹಾಗಾದ್ರೆ ನಿನಗೆಲ್ಲ ವಾಮದೇವ ವಶಿಷ್ಠ ಜೊತೆಗೆ ಇದ್ದವನಲ್ವಾ, ಅವ್ರ ಶಿಷ್ಯ ಅಲ್ವಾ ನೀನು, ವಶಿಷ್ಠ ಆಗೋ ಗುಟ್ಟೇನು? ನಾನು ಹೇಳಿ ನಾನು ವಶಿಷ್ಠ ಆಗ್ಬೇಕು. ಅವನು ಹೇಳ್ತಾನೆ, ಗುಟ್ಟು ಏನೂ ಇಲ್ಲಪ್ಪ ವಶಿಷ್ಠದು, ಅದೇ ವಿಶಿಷ್ಟತೆ ಅವರು. ಗುಟ್ಟು ಏನೂ ಇಲ್ಲ, ಆದ್ರೆ ಒಂದು ವಿಷಯ ತಿಳ್ಕೋಬೇಕಾದದ್ದು, ಅವರಂತೆ ಆಗೋದು ಸುಲಭ ಸಾಧ್ಯ ಅಲ್ಲ.

ಅವರು ಲೋಕ ಕಲ್ಯಾಣಕ್ಕೋಸ್ಕರ ಎಲ್ಲ ಸಂಕಲ್ಪಗಳನ್ನ ಮಾಡ್ತಾರೆ, ಆದರೆ ಸ್ವಂತಕ್ಕೋಸ್ಕರ ಯಾವ ಸಂಕಲ್ಪವನ್ನು ಮಾಡೋದಿಲ್ಲ. ಎಷ್ಟು ಚಂದ ನೋಡಿ, ಲೋಕಕ್ಕೋಸ್ಕರ ಎಲ್ಲ ಸಂಕಲ್ಪಗಳನ್ನು ಮಾಡ್ತಾರೆ ಲೋಕ ಕಲ್ಯಾಣಕ್ಕೆ, ತನಗೋಸ್ಕರ ಯಾವ ಸಂಕಲ್ಪವನ್ನು ಮಾಡೋದಿಲ್ಲ. ಅದೇ ವಶಿಷ್ಠತೆ ಅಂತ ಹೇಳ್ತಾನೆ. ವಶಿಷ್ಠರಾಗಬೇಕಾದ್ರೆ ಇದೊಂದೇ ಇರಬೇಕು, ತನ್ನ ಸ್ವಂತದ್ದು ಅಂತಿಲ್ಲ, ಏನು ಮಾಡಿದ್ರೆ ಪ್ರಪಂಚಕ್ಕೋಸ್ಕರ ಮಾಡಬೇಕು. ಹಾಗೆ ನೀವು ಮಾಡಿದಾಗ ಆಗ್ತದೆ, ಅದಕ್ಕೆ ಮನಸ್ಸು ತುಂಬ ನಿರ್ಮಲ ಆಗಬೇಕಪ್ಪ. ಆ ಮನಸ್ಸು ನಿರ್ಮಲ ಆಗಬೇಕಾದ್ರೆ ತಪಸ್ಸು ಬೇಕು, ಅದು ದ್ವೇಷರಹಿತವಾದಂಥ ತಪಸ್ಸು ಬೇಕು, ನೀ ಮಾಡು ಅಂತಾನೆ. ತಕ್ಷಣ ವಿಶ್ವಾಮಿತ್ರ ಹೇಳ್ತಾನೆ, ನಾನು ಜಾಗ ಹುಡುಕ್ತೀನಿ, ಒಂದು ಬೇರೆ ಜಾಗ, ದಕ್ಷಿಣಕ್ಕೆ ಹೋಗ್ತೀನಿ ಈ ಸಲ, ಬರೀ ಉತ್ತರದ ಹಿಮಾಲಯದಲ್ಲೇ ಇದ್ದೇನೆ ನಾನು, ಆ ಕಡೆ ಹೋಗ್ತೀನಿ ಅಂತ ವಿಂಧ್ಯ ದಾಟಿ ಬರ್ತಾನೆ. ಬಂದು ವಿಂಧ್ಯ ದೇಪತದಲ್ಲಿ ಈ ರೇವಾ ನದಿ ಬರ್ತದೆ, ರೇವಾ ನದಿ ದಂಡಿ ಮೇಲೆ ಒಂದು ಜಾಗ ಕಟ್ಕೊಂಡು ಪರ್ಣ ಕಟ್ಕೊಂಡು ಇದ್ಬಿಡ್ತಾನೆ. ಇಲ್ಲೇ ಇರ್ತೀನಿ, ಸಾಧನೆ ಮಾಡ್ತೀನಿ. ಸಾಧನೆ ಮಾಡೋದೇನು, ನಾನು ವಶಿಷ್ಠ ಆಗಬೇಕು. ಯಾವ ಅಪೇಕ್ಷೆಗಳು ಇಲ್ಲ ನನಗೀಗ, ಯಾರ ದ್ವೇಷ ಇಲ್ಲ, ಮನಸ್ಸು ಇನ್ನೂ ಶುದ್ಧ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಅಂತ ಶುರು ಮಾಡ್ತಾನೆ. ಅವನು ಹೇಳ್ತಾನೆ, ಇವತ್ತಿದ್ದ ನಾನು ಯಾರನ್ನು ದ್ವೇಷಿಸೋ ಸಾಧ್ಯ ಇಲ್ಲ. ಅದು ಭಾಳ ಚೆನ್ನಾಗಿದೆ, ಐ ಆಮ್ ಇನ್ಕೇಪಬಲ್ ಆಫ್ ಹೇಟಿಂಗ್ ಎನಿಬಾಡಿ ಅಂತ. ಐ ಡೋಂಟ್ ವಾಂಟ್ ಟು ಹೇಟ್ ಅಲ್ಲ, ಐ ಆಮ್ ಇನ್ಕೇಪಬಲ್ ಆಫ್ ಹೇಟಿಂಗ್ ಎನಿಬಾಡಿ. ಯಾರನ್ನು ದ್ವೇಷ ಮಾಡುವ ಶಕ್ತಿಯನ್ನು ಕಳ್ಕೊಂಡ್ಬಿಡ್ತೇನೆ, ಜಗತ್ತಿನಲ್ಲಿ ಎಲ್ಲರನ್ನೂ ಪ್ರೀತಿ ಮಾಡ್ತೇನೆ, ವಿಶ್ವದ ಎಲ್ಲರಿಗೂ ನಾನು ಮಿತ್ರನಾಗ್ತೇನೆ, ಇನ್ನು ಮೇಲೆ ನನ್ನ ಹೆಸರು ಕೌಶಿಕ ಅಂತಿರಲ್ಲ, ವಿಶ್ವಾಮಿತ್ರ ಅಂತ ಆಗಬೇಕು. ತಪಸ್ಸು ಘನ ಆಯಿತು, ಅಸಾಧ್ಯ ಘನ ತಪಸ್ಸು. ಅವನ ತಪಸ್ಸಿನ ಶಕ್ತಿ ಬಗ್ಗೆ ಎಲ್ಲ ಆಶ್ರಮಗಳಲ್ಲಿ ಮಾತು ಬರೋದಂತೆ. ತಪಸ್ವಿ ಅಂದರೆ ವಿಶ್ವಾಮಿತ್ರಪ್ಪ. ನಾವು ಏನೇನು ಆಸೆಗೋಸ್ಕರ ತಪಸ್ಸು ಮಾಡ್ತೀವಿ, ಆ ಸಿದ್ಧಿಯಾಗಲಿ ಈ ಸಿದ್ಧಿಯಾಗಲಿ ಅಂತ, ಇವನು ಯಾವುದೂ ಇಲ್ಲಲ್ರಿ, ಏನು ಅಪೇಕ್ಷೆ ಗೊತ್ತಿಲ್ಲ ನಮಗೆ, ಅವನು ಯಾವ ಅಪೇಕ್ಷೆಗೋಸ್ಕರ ಮಾಡ್ತಿದ್ದಾನೆ ಗೊತ್ತಿಲ್ಲ. ಅತ್ಯಂತ ನಿಷ್ಕಾಮವಾದಂಥ ತಪಸ್ಸು ಮಾಡುವನು ವಿಶ್ವಾಮಿತ್ರ ಒಬ್ಬನೇ ಅಂತ ಜಗತ್ತೆಲ್ಲ ಜನಜನತೆ ಆಗ್ಬಿಡ್ತು. ಜನ ಹೇಳಿದರು, ಇವ ರಾಜರ್ಷಿ ಅನ್ನೋ ಶುರು ಮಾಡಿದರು, ರಾಜರ್ಷಿ ವಿಶ್ವಾಮಿತ್ರ ಅಂತ ಶುರು ಮಾಡಿದರು. ಆತ ಸಿದ್ಧಿ ದಾರಿಯೊಳಗೆ ಒಂದು ಕೆಲಸ ಮಾಡಿಕೊಂಡ, ಆಪೋದೇವಿಯರನ್ನು ಬೇಡ್ಕೊಂಡ. ಆಪೋದೇವಿ ನೀರು, ನೀರು ಅಂತ ಮಾಡೋದು, ಆಪೋ ಅಂದ್ರೆ ನೀರು. ಆಪೋದೇವಿಯರನ್ನು ಸಾಧನೆ ಮಾಡಿಕೊಂಡ, ಸಿದ್ಧಿ ಆಯಿತು, ಅವ್ರು ಒಪ್ಪಿಗೆ ಕೊಟ್ಟರು, ಅವ್ರ ಅನುಗ್ರಹ ಪಡ್ಕೊಂಡ. ಅವತ್ತಿಂದ ಅವರು ಆಪೋದೇವಿ ಅವ್ರ ಮೈಲಿ ಆವಾಹನೆ ಆಯಿತು. ಒಂದು ದಿವಸ ಧ್ಯಾನದಲ್ಲಿ ಕೂತ್ಕೊಂಡಾಗ ಅವನ ಕಣ್ಣು ಮುಂದೆ ಮೂರು ತೇಜೋ ರಾಶಿಗಳು ಬಂತಂತೆ, ತೇಜದ ಮೂರು ಗುಂಪುಗಳು ಬಂತಂತೆ. ಈಗ ನಾವು ನೋಡಿರಬೇಕು, ಈ ಝೂಮ್ ಔಟ್ ಝೂಮ್ ಇನ್ ಮಾಡ್ತೀವಲ್ಲ ನಾವು, ಬ್ಲರ್ ಆಗಿರುತ್ತೆ, ಸ್ಲೋಲಿ ಫೋಕಸ್ ಮಾಡಿದಾಗ ಶಾರ್ಪ್ ಆಗ್ತದೆ, ಹಾಗೆ ಕಲ್ಪನೆ ಮಾಡ್ಕೋಬೇಕು ನಾವು. ಮೂರು ಅಸಾಧ್ಯ ಪ್ರಚಂಡವಾದ ಬೆಳಕಿನ ಮೂರು ಗುಂಪುಗಳು ಬಂದಂಗಾಯಿತು. ನಿಧಾನಕ್ಕೆ ಕರಗಿ ಕರಗಿ ಮೂರು ವ್ಯಕ್ತಿಗಳ ಆಕಾರ ಬಂತು. ಯಾರು ಮೂರು ಆಕಾರ? ಒಬ್ಬನಂತೂ ವಾಮದೇವ, ನಾನು ಇವನೇ ಕರ್ಕೊಂಡ್ಬಂದಂಗಾಯ್ತು ಇಬ್ಬರನ್ನ. ಇನ್ನೊಬ್ಬರು ಯಾರು? ಯಾವನೊಬ್ಬ ರಾಜರ್ಷಿ ಕಣ್ಣಂಗೆ ಕಾಣಿಸ್ತಾನೆ, ಇನ್ನೊಬ್ಬ ಮಹರ್ಷಿ ಕಣ್ಣಂಗೆ ಕಾಣಿಸ್ತಾನೆ. ಇವನ್ ಪರಿಚಯ ಇದೆ, ಕಡೆದೊಂದು ಪರಿಚಯ ಇದೆ, ಕಡೆದೊಂದು ರುಚಿಕ. ರುಚಿಕ ಅಂದ್ರೆ ಅಕ್ಕನ ಗಂಡ, ನಿಮ್ಗೆ ಗೊತ್ತು ರುಚಿಕ ಮಹರ್ಷಿ, ಆತ ಇದ್ದಾನೆ. ಅಯ್ಯೋ ನಮ್ಮ ಭಾವ ಭಾವ ಬಂದಿದ್ದಾರೆ. ಇನ್ನೊಬ್ರು ಯಾರು? ವಾಮದೇವ ಕೇಳಿದ, ಈ ನಡುವೆ ನೀವು ಋಷಿ ಯಾರು ಅಂತ. ಅವನು ಹೇಳಿದ, ನಿಮ್ಗೆ ಗೊತ್ತಿಲ್ಲ, ನೀನು ಅಜ್ಜ. ಅವನು ಕುಶಿಕ ಮಹಾರಾಜ, ಕುಶಿಕ ಮಹಾರಾಜ ಈಗ ಸ್ವರ್ಗದಲ್ಲಿದ್ದಾನೆ, ಅವ್ರೆಲ್ಲರಿಗೂ ಗೊತ್ತಾಗಿದೆ ನೀನು ತಪಸ್ಸು ಮಾಡ್ತಾ ಇದ್ದೀಯಾ ಅಂತ, ನಿಷ್ಕಾಮ ತಪಸ್ಸು ಮಾಡ್ತಿದ್ಯಾ ಅಂತ ಗೊತ್ತಾಗಿದೆ. ಆದ್ದರಿಂದ ನಿನಗೆ ಕ್ಷಾತ್ರ ತೇಜ ಬ್ರಹ್ಮ ತೇಜ ಎರಡೂ ಬರಲಿ ಅಂತ ಆಶೀರ್ವಾದ ಮಾಡೋದಕ್ಕೆ ಅವ್ರು ಬಂದಿದ್ದಾರೆ ಅಂತ. ಇವನು ಗಮನಿಸಿದ, ಆಶೀರ್ವಾದ ಮಾಡಿದರು, ಅವ್ರಿಗೆಲ್ಲ ಇವನು ಸೇವೆ ಮಾಡಿದ, ಅವ್ರು ಮಾಯಾಗಿ ಮತ್ತೆ ಹೋಗ್ಬಿಟ್ರು. ಇವನು ಮನಸ್ಸಲ್ಲಿ ಕಾಡೋಕೆ ಶುರು ಆಯಿತು. ಈ ಮೂರು ಜನ ಬಂದರು, ದೀಪದ ಹಾಗೆ ಬಂದರು, ಆಕಾರ ತಗೊಂಡ್ರು, ಮತ್ತೆ ಕರಗಿ ದೀಪದಂಗಾಗಿ ಹೋಗ್ಬಿಟ್ರು. ಅಂದ್ರೆ ಆಕಾರ ಬರ್ತದೆ ಹೋಗ್ತದೆ ಅಂದಂಗೆ ಆಯ್ತಲ್ಲ. ವಾಮದೇವ ಹೇಳಿದ ನೆನಪಾಯ್ತು, ನಾನಿರುವಂಥ ಪಂಚಭೂತಗಳನ್ನೆಲ್ಲ ಹಂಚಿಬಿಟ್ರೆ ನನಗೆ ಆಕಾರ ಇರೋಲ್ಲ ಅಂತ, ಅದನ್ನು ಪಡ್ಕೊಳ್ಬೇಕು ಅಂತ ವಿಚಾರ ಮಾಡಿದ, ಮತ್ತು ತಪಸ್ಸು ಮಾಡೋಕೆ ಶುರು ಮಾಡಿದ. 26 ದಿವಸ ಏಕತ್ರ ತಪಸ್ಸು ಮಾಡಿದಾಗ ಅವನಿಗೆ ಎಚ್ಚರನೇ ಇಲ್ಲ, ಮುಗಿದು ಹೊರಗೆ ಬರ್ತಾನೆ, ಆಯಾಸನೇ ಆಗಿಲ್ಲ ಅವನಿಗೆ, ಏನೂ ಹಸಿವೆ ಆಗಿಲ್ಲ, ನೀರಡಿಕೆ ಆಗಿಲ್ಲ. ಇದು ಹೆಂಗಾಯಿತು ಅಂತಂದಾಗ, ಮುಂದೆ ಇಬ್ಬರು ತರುಣಿಯರು ನಿಂತಿರ್ತಾರೆ, ತುಂಬ ಸುಂದರ ತರುಣಿಯರು ನಿಂತಿರ್ತಾರೆ, ನಗನಾಗ್ತಾ ಇರ್ತಾರೆ. ಯಾರಮ್ಮ ತಾಯಿ ನೀವು ಅಂತ ಕೇಳ್ತಾನೆ. ಅವ್ರು ಹೇಳ್ತಾರೆ, ನೋಡಿ ನಾವು ಆಪೋದೇವಿ ಆದೇಶದ ಪ್ರಕಾರ ಬಂದಿದ್ದೇವೆ, ನಿಮ್ಮನ್ನು ಸೇರ್ಕೋಬೇಕು, ನಿಮ್ಮನ್ನು ಸೇವೆ ಮಾಡಬೇಕು ಅಂತ ನಮ್ಗೆ ಆಪೋದೇವಿ ಕಳಿಸಿದ್ದಾರೆ. ನೀವ್ಯಾರು? ನಾನು ಬಲ, ಈಕೆ ಅತಿಬಲ, ಹೆಸರು ನಮ್ದು ಬಲ ಅತಿಬಲ ಅಂತ. ಈ ಮುಂಜಾನೆ ಪಿಟ್ಟಕ್ಕೆ ಮುಂದೆ ರಾಮಾಯಣದಲ್ಲೂ ಬರ್ತದೆ, ಬಲ ಅತಿಬಲ ಅಂತ. ನಾವಿಬ್ರು ನಾವಿಬ್ಬರು ಯಾರ ಜೊತೆಗೆ ಇರ್ತೀವೋ ಅವ್ರ ಅನುಗ್ರಹಕ್ಕೆ ಪಾತ್ರರಾದರೆ ಅವರಿಗೆ ಹಸಿವೆ ನೀರಡಿಕೆ ಆಗೋದಿಲ್ಲ, ದೇಹ ಶ್ರಮ ಆಗೋದಿಲ್ಲ, ಯಾವ ರೋಗ ರುಜಿನ ಕಾಪಾಡೋದಿಲ್ಲ, ಅದಕ್ಕೆ ನಿಮ್ಮ ಜೊತೆಗೆ ಇರಬೇಕು ಅಂತ ಕಳಿಸಿದ್ದಾರೆ, ತಪಸ್ಸು ಮಾಡೋಕ್ಕೆ ಅನುಕೂಲ ಆಗ್ತದೆ ಅಂತ. ಆಯಿತು ಅಂತ ಅವನು ಆವಾಹನೆ ಮಾಡಿಕೊಂಡ. ಮುಂದೆ ನಿಮ್ಗೆ ಗೊತ್ತಿದೆ, ರಾಮ ಲಕ್ಷ್ಮಣನ ಕರ್ಕೊಂಡು ವಿಶ್ವಾಮಿತ್ರ ಹೋದಾಗ, ತಾಟಿಕೆ ಹೊದಕ್ಕೆ ಹೋದಾಗ ದಾರಿಯಲ್ಲಿ ಅವ್ರಿಗೆ ಕೂಡ ಬಲ ಅತಿಬಲ ಕೊಡ್ತಾನೆ. ಮುಂದೆ ಅದಕ್ಕೆ ಯುದ್ಧ ಮಾಡಬೇಕಾದ್ರೆ ಅವ್ರಿಗೆ ಆಯಾಸ ಆಗಲ್ಲ ಅಂತ ಅತಿಬಲ ಕೊಡ್ತಾನೆ. ಮುಂದೆ ವಿಶ್ವಾಮಿತ್ರ ಆಗಲೇ ಹೇಳಿದ್ದಾನೆ, ಹೊಸ ಅಪೇಕ್ಷೆ ಇದು, ಗಾಳಿಯಲ್ಲಿ ಹಾರಬೇಕು, ದೇಹ ಇಲ್ಲದೆ ಹೋಗಬೇಕು, ಹಂಗೆ ಆಗೋಕ್ಕೆ ಸಾಧ್ಯ ಇದೆಯಾ, ಕರಗಿ ಹೋಗಬೇಕು. ಇನ್ನೊಂದು ಆಸೆ ಬಂತು ಅವನಿಗೆ, ಈಗ ಅವ್ರು ನೋಡಿದೆ ದೇಹ ಕರಗಿಸ್ಕೊಂಡ್ರು ಮತ್ತು ದೇಹ ಒಪ್ಪಿದ್ರು, ಹಾಗಾದ್ರೆ ನಾನು ಪಂಚಭೂತಗಳಲ್ಲಿ ನನ್ನ ದೇಹವನ್ನು ಹಂಚೋದಾದರೆ ಪಂಚಭೂತಕ್ಕೆ ಸ್ವಲ್ಪ ಹೊಸ ಪ್ರಾಣ ಕೂಡ ಸೃಷ್ಟಿ ಮಾಡ್ಬೋದಲ್ಲ ನಾನು,

0: ಹೊಸ ಜೀವ ಸೃಷ್ಟಿ ಮಾಡಬಹುದಲ್ಲ, ಇಡೀ ಪ್ರಪಂಚ ಮಾಡೋದು ಬೇಕಾಗಿಲ್ಲ ನನಗೆ, ಸಣ್ಣ ಸಣ್ಣ ಪಕ್ಷಿ ಒಂದು ಸಣ್ಣ ಪುಟ್ಟ ಗಿಡ ಮಾಡಬಹುದಲ್ಲ, ಹಾಗಾದ್ರೆ ಹೊಸ ಆಸೆ ಬಂದ್ಬಿಡ್ತು ಅವನಿಗೆ, ಪ್ರಾಣ ಸೃಷ್ಟಿ ಮಾಡಬೇಕು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ, ಮೊದಲು ಪ್ರಾಣ ರಕ್ಷಣೆ ಮಾಡ್ಕೋಬೇಕು, ಆಮೇಲೆ ಪ್ರಾಣ ಸೃಷ್ಟಿ ಮಾಡಬೇಕು. ಆ ದಿಸೆಯೊಳಗೆ ತಪಸ್ಸುರಾಯಿತು. ಎಷ್ಟು, ಒಂದು ವರ್ಷನೋ ಎರಡು ವರ್ಷನೋ ಮೂರು ವರ್ಷ ಹಾಗೆ ಮಾಡಿದ. ಮೂರ್ನಾಲ್ಕು ವರ್ಷ ಆದಮೇಲೆ ವಿಶ್ವಾಮಿತ್ರ ಸ್ವಲ್ಪ ಎಚ್ಚರ ಬಂದಾಗಲೇ ಅನಿಸೋಕೆ ಶುರುವಾಯಿತು, ನನ್ನ ದೇಹದಲ್ಲಿ ಏನೋ ವಿಚಿತ್ರ ಬದಲಾವಣೆ ಆಗ್ತಾ ಇದೆ ಅನಿಸ್ಬಿಡ್ತು. ಏನು ವಿಚಿತ್ರ, ನಾ ಗೊತ್ತಾಗ್ತಾ ಇಲ್ಲ ಅವನು ಏನಾಗಿದೆ ಅಂತ. ದೇಹದಲ್ಲೇ ಬದಲಾವಣೆ ಆಗ್ತಾ ಇದೆ. ಸ್ನಾನಕ್ಕೆ ಹೋದ ನದಿಗೆ, ವಿಚಿತ್ರ ಆಗ್ಬಿಡ್ತು ನದಿಗೆ ಹೋದಾಗ, ಗಮನಿಸ್ಬೇಕು ಒಂಥರ ಬೆರಗುಟ್ಟು ಅಂದ ಘಟನೆಗಳು. ನದಿ ಸ್ನಾನಕ್ಕೆ ಹೋದಾಗ ಎಷ್ಟೋ ಮೀನುಗಳು ಇರ್ತಾವಲ್ಲ, ದೂರ ದೂರ ಇರ್ತಾವ ಮೀನುಗಳು, ಮನುಷ್ಯ ಹೋದಾಗ ಹತ್ತಿರ ಬರಲಿಕ್ಕಿಲ್ಲ. ಆದ್ರೆ ನೀರಲ್ಲಿ ಅವನು ಕಾಲಿಟ್ಟ ತಕ್ಷಣ ಸಾವಿರಾರು ಸಾವಿರಾರು ಮೀನುಗಳು ಎಲ್ಲ ನುಗ್ಗಿ ನುಗ್ಗಿ ಒಂದ್ ಕಡೆ ಬರ್ತಾ ಇತ್ತು. ಬರೋದಷ್ಟೇ ಅಲ್ಲ, ಇವನ್ ದೇಹ ಮುಟ್ಟಿದ ತಕ್ಷಣ ಸತ್ತು ಹೋಗ್ತಿದ್ವು. ಸಾವಿರಾರು ಮೀನ ಇವನ್ ಕಡೆ ಬರಬೇಕು, ದೇಹ ಮುಟ್ಟಬೇಕು, ಸತ್ತು ಹೋಗ್ಬಿಡ್ಬೇಕು. ಅವನು ಗಾಬರಿ ಆದ, ಅಯ್ಯೋಕಪ್ಪ ಇಷ್ಟೊಂದು ಮೀನುಗಳು ಸತ್ತು ಹೋಗ್ತಾ ನಾನು ಮುಟ್ಟಿದ್ರೆ, ಹೊರಗಡೆ ಬಂದ ನೀರಿಂದ, ಬೇಡ ಬೇಡ ಮೀನ ಕೊಲ್ಲೋದು ಬೇಡ ಅಂತ. ಅದೊಂದು ಪುಟ್ಟ ಗಿಡ ಇತ್ತು, ಆ ಗಿಡ ಮುಟ್ಟಿದ, ಮುಟ್ಟಿದ ತಕ್ಷಣ ಸಿಡ್ಲು ಹೊಡೆದ ಹಾಗೆ ಶಕ್ಕನ ಬೆಂಕಿ ಹತ್ಕೊಂಡು ಬರಬರಬ ಸುಟ್ಟು ಬೂದಿ ಆಗೋಯ್ತು. ಅವನಂದ, ಇದು ನನ್ನಲ್ಲಿ ಏನೋ ಒಂದು ಶಕ್ತಿ ಸೇರ್ಕೊಂಡ್ಬಿಟ್ಟಿದೆ, ನಾನು ಮುಟ್ಟಿದ್ದೆಲ್ಲ ಬೆಂಕಿ ಆಗ್ತಾ ಇದೆ, ಯಾಕಾಯ್ತು ಇದು, ಹಾಗೆ ನನ್ನ ದೋಷನ ಲಾಭನ ಇದು, ಅದು ಪ್ರಯೋಜನ ಇದೆಯಾ, ಯಾ ನನ್ನ ಹತ್ರ ಯಾರು ಮನುಷ್ಯರು ಬಂದ್ರೆ ಗತಿ ಏನು, ಯಾರಾದ್ರು ಮುಟ್ಟಿಬಿಟ್ಟರೆ ಸುತ್ತ ಹೋಗಿ ತತ್ತೋಗ್ತಾರಲ್ಲ ಅವರು ಅಂತ ಹೇಳಿ ಇದು ಯಾವ ಶಕ್ತಿ ನೋಡಬೇಕು ಅಂತ ಧ್ಯಾನ ಮಾಡೋಕೆ ಶುರು ಮಾಡಿದ. ನೀವು ಗಮನಿಸಿದ್ರೆ ಸ್ನೇಹಿತರೆ, ಅಲ್ಲಿಂದ ಯಾಕೆ ಹೇಳ್ಕೊಂಡ್ಬರ್ತಿದ್ದೇನೆ ಇದೆಲ್ಲ ಅಂದರೆ, ಹಂತ ಹಂತವಾಗಿ ಹೇಗೆ ವಿಶ್ವಾಮಿತ್ರ ಮೇಲಕ್ಕೆ ಏರಿದ ಅಂತ. ಒಂದೇ ಸಲ ಪಟ್ ಅಂತ ಹೋಗಲಿಲ್ಲ ಮೇಲೆ, ಹೇಗೆ ಹಂತ ಹಂತವಾಗಿ ಬೆಳ್ಕೊಂಡು ಹೋಯಿತು. ದೇಹದಲ್ಲಿ ಬೇರೆ ಬದಲಾವಣೆ ಆಗಿದೆ ಅನಿಸ್ತು. ಧ್ಯಾನ ಮಾಡೋಕೆ ಶುರು ಮಾಡಿದ, ಆಳವಾದ ಧ್ಯಾನಕ್ಕೆ ಹೋದ. ತುಂಬ ಆಳ ಧ್ಯಾನಕ್ಕೆ ಹೋದಾಗ ಒಂದು ದಿವಸ ಅವನು ಅಂತರ್ಮುಖಿ ಆದಾಗ ಅವನ ಹೃದಯದಲ್ಲಿ ಒಂದು ದೊಡ್ಡ ಬೆಳಕು ಕಂಡಂಗಾಯ್ತು.
1: ವಿಶ್ವಾಮಿತ್ರೋ ಬ್ರಹ್ಮವೇತ್ತ ಸೃಷ್ಟಿ ಸೃಷ್ಟಿ ಪ್ರತಿಖ್ಯಾತ.
0: ಆ ದೊಡ್ಡ ಶಕ್ತಿ ಜ್ಯೋತಿ ಕಂಡಂಗಾಯ್ತು. ಬಹಳ ಅತ್ಯಂತ ಶಕ್ತಿಶಾಲಿಯಾದ ಪ್ರಚಂಡವಾದ ಜ್ಯೋತಿ ಇರೋದನ್ನು ಕಂಡ. ಯಾವುದು ಜ್ಯೋತಿ ಇದು ಅಂದಾಗ ಜ್ಯೋತಿನೇ ಮಾತಾಡೋಕೆ ಶುರು ಆಯ್ತು. ಅದು ಹೇಳ್ತು, ನಾ ಈ ಜ್ಯೋತಿ ಇದೆಯಲ್ಲಪ್ಪ, ನಿಂದೆ ಜ್ಯೋತಿ ಇದು. ದೇಹದೊಳಗೆ ಪ್ರಾಣಾಪಾನದ ನಡುವೆ ಮಥನ ನಡೀತದೆ, ಪ್ರಾಣಾಪಾನದ ಮಥನ ನಡೀತದೆ. ಆ ನಡೆದ್ರಿಂದ ದೇಹ ಬೆಚ್ಚಗಾಗಿರುತ್ತೆ. ಅದಕ್ಕೆ ನೋಡಿ, ದೇಹದಲ್ಲಿ ಚೈತನ್ಯ ಇರೋ ತನಕ ದೇಹ ಬೆಚ್ಚಗಾಗಿರುತ್ತೆ, ಚೈತನ್ಯ ಹೋದ ತಕ್ಷಣ ತಣ್ಣಗಾಗಿಬಿಡುತ್ತೆ. ಒಳಗಡೆ ಮಥನ ಆಗ್ತಾ ಇದೆ, ಪ್ರಾಣಾಪಾನದ ಮಥನ ಆಗ್ತದಲ್ಲ, ಅದರಿಂದ ಉಷ್ಣ ಬರ್ತದೆ. ಅದು ದೇಹಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡಿರುತ್ತೆ ಅದು. ನೀವು ನೋಡಿ, ಸ್ವಲ್ಪ ಜ್ವರ ಬಂದಾಗ ಏನಾಗುತ್ತೆ, ತುಂಬ ಸೆಕೆ ಸೆಕೆ ಆಗುತ್ತೆ, ಬಿಸಿ ಬಿಸಿ ಅನಿಸುತ್ತೆ ಎಲ್ಲನೂ. ಮತ್ತೊಬ್ಬರು ಕೈ ಮಾಡಿದ್ರೆ ಜಾಸ್ತಿ ಬಿಸಿ ಇದೆ, ಮೈ ಬಿಸಿ ಇದೆ ಅಂತೀವಿ. ಅಂದರೆ ದೇಹದಿಂದ ಹೆಚ್ಚಿನ ಉಷ್ಣ ಹೊರಗೆ ಹೋಗೋಕೆ ಶುರು ಆಗುತ್ತೆ. ನೀನು ಎಷ್ಟು ಮಟ್ಟಿಗೆ ತಪಸ್ಸು ಮಾಡಿ ಒಳಗಿರೋ ಜ್ಯೋತಿ ಆತ್ಮಜ್ಯೋತಿಯನ್ನು ಕಂಡುಕೊಂಡಿದ್ದೀಯ ಅಂದರೆ, ನಿನ್ನ ಮೈಯಲ್ಲಿ ವಿಪರೀತ ಉಷ್ಣ ಇದೆ ಈಗ, ಅದು ದೇಹಕ್ಕೆ ಎಷ್ಟು ಬೇಕು ಇಟ್ಕೊಳ್ಳುತ್ತೆ, ಉಳುಕಿದ್ದೆಲ್ಲ ಹೊರಕೊಡುತ್ತೆ, ಮುಟ್ಟಿದ್ದೆಲ್ಲ ಭಸ್ಮ ಆಗಿ ಹೋಗ್ತದೆ. ಆಗ ನಾನೇನು ಮಾಡಬೇಕು ಅಂದ ಅವನು. ನೋಡು, ಈ ಶಕ್ತಿ ಇದೆಯಲ್ಲ, ಒಳಗಡೆ ಶಕ್ತಿ ಇದೆ ಅಂತ ತಿಳ್ಕೊಳ್ಳೋದು ದೊಡ್ಡ ಸಾಧನೆ, ಅದು ತಪಸ್ಸು, ಇದನ್ನು ಸಾಧಿಸಿಬಿಟ್ಟಿದೆ. ಈ ಜ್ಯೋತಿ ಇದೆಯಲ್ಲ, ಇದನ್ನು ಪ್ರಾಣ ಜ್ಯೋತಿ ಅಂತ ಕರೀತಾರೆ. ಈ ಪ್ರಾಣ ಜ್ಯೋತಿಯನ್ನು ಸರಿಯಾಗಿ ಬಳಸ್ಕೋಬೇಕು ನೀನು. ಹಾಗಾದ್ರೆ ಏನು ಮಾಡ್ಬೇಕು ನಾನು, ಮೈ ಸುಡಬಾರದಲ್ಲ, ಮತ್ತೊಬ್ಬರು ಸುಡಬಾರದಲ್ಲ ಅಂತ. ಇಲ್ಲ, ನೀ ಸುಡಬಾರದು ಅಂದ್ರೆ ಸುಡಲ್ಲ. ಚೆನ್ನಾಗಿದೆ ನೋಡಿ, ನೀನು ಹಾಗೆ ಗೊತ್ತಿಲ್ಲದಂಗೆ ಹೋದ್ರೆ ಸುಟ್ಬಿಡುತ್ತೆ ಅದು. ನೀ ಸಂಕಲ್ಪ ರಹಿತವಾಗಿದ್ದರೆ, ಚೆನ್ನಾಗಿರೋ ಮಾತಿದ್ ಹೇಳ್ಬೇಕು ನಾನು, ನೀನು ಸಂಕಲ್ಪ ರಹಿತವಾಗಿ ಏನಾದರೂ ಕೆಲಸ ಮಾಡಿದ್ರೆ ಸುಟ್ಟಾಕತ್ತೆ. ಸಂಕಲ್ಪದಿಂದ ಮಾಡಿದರೆ ಒಳ್ಳೇದಾಗತ್ತೆ. ಅವನು ಕೇಳಿದ ಹಾಗಾದ್ರೆ ಇಷ್ಟೊಂದು ಮೀನ ಸತ್ತು ಹೋಯ್ತಲ್ಲ ನನ್ನಿಂದಾಗಿ, ಪ್ರಾಣ ವಾಪಸ್ ಕೊಡ್ಬೋದಾ ಅಂತ. ಕೊಡ್ಬೋದು, ಅದರಲ್ಲಿ ಏನಿದೆ, ನೀನು ಮನಸ್ಸು ಮಾಡಿ ಸಂಕಲ್ಪದಿಂದ ಆಗಬೇಕು ಪ್ರಾಣ ಬರಲಿ ಅಂತ ಬಂದ್ಬಿಡ್ತದೆ ಅಂದ. ಇನ್ನು ಉದಾಹರಣೆ ಕೊಡ್ಬೇಕು ನಾನು ಹೇಗೆ ಅಂತ, ಸ್ವಲ್ಪ ಮಾಡರ್ನ್ ಎಕ್ಸಾಂಪಲ್ ಕೊಡೋದಾದ್ರೆ, ಇಲೆಕ್ಟ್ರಿಕ್ ವೈರ್ ನೀವು ನೋಡಿರ್ಬೇಕು ಕೆಲವೊಂದ್ಸಲ, ಈ ಮನೆ ಕೆಲಸ ಫ್ಲೋರಿಂಗ್ ಎಲ್ಲ ಬರ್ತಾರಲ್ಲ, ಅವ್ರೇನು ಪ್ಲಗ್ ಪಿನ್ ಬಿಗಿನ್ ಹಾಕಲ್ಲ ಅವರು, ಸುಮ್ಮನೆ ಎರಡು ವೈರ್ ಸಿಕ್ಸ್ ಅಂತಾರೆ ಹಂಗೆ ಒಳಗಡೆ. ನೋಡಿದಿರೋದನ್ನ, ಭಾರಿ ಡೇಂಜರಸ್ ಅದು. ವೈರ್ ಹಿಂಗೆ ಇರ್ತವೆ, ಕರೆಂಟ್ ಇದೆ ಒಳಗಡೆ, ಮುಟ್ಟಿದ್ರೆ ಶಾಕ್ ಹೊಡಿತದೆ ನಿಮಗೆ ಅದು. ವೈರ್ ಹಂಗೆ ಹೇಳಿದ್ರೆ ಶಾಕ್ ಹೊಡಿತದೆ. ಅದೇ ವೈರ್ಗೊಂದು ಪ್ಲಗ್ ಪಿನ್ ಹಾಕಿಟ್ಬಿಟ್ರೆ ನೀವು ಬೇಕಾದಲ್ಲಿ ಮಾತ್ರ ಬಳಸ್ಬೋದು. ನೀವು ಯಾವ ಇಕ್ವಿಪ್ಮೆಂಟ್ ಆದರೂ ಬಳಸ್ಬೋದಲ್ಲ, ಫ್ರಿಜ್ ಉಪಯೋಗಿಸ್ಬೋದು, ಏನು ಬೇಕಾದ್ರೂ ಬಳಸ್ಬೋದು ನೀವು. ಅದು ಪ್ರಯೋಜನಕಾರಿ ಆಗೋದು ಯಾವಾಗ ಅಂದರೆ, ಒಂದು ವ್ಯವಸ್ಥೆ ಮಾಡಿದಾಗ. ವೈರನ್ನು ಸಂಕಲ್ಪ ಅಂತ ಹೇಳಿ ಸ್ವಿಚ್ ಹಾಕಿಟ್ರೆ ನಿಮಗೆ ಪ್ರಯೋಜನ ಆಗುತ್ತೆ, ಹಾಗೆ ಇಟ್ಟರೆ ಶಾಕ್ ಹೊಡಿತದೆ. ಅವ್ನು ಹೇಳಿದ ಅದು ದೇಹದಲ್ಲಿರುವಂಥ ಪ್ರಾಣ ಜ್ಯೋತಿ. ಹಾಗೇನೆ ನೀನು ಎಚ್ಚರ ತಪ್ಪಿ ಹಾಗೆ ನಡ್ಕೊಂಡ್ಬಿಟ್ರೆ ಅದು ಮತ್ತೊಬ್ಬರನ್ನು ಭಸ್ಮ ಮಾಡುತ್ತೆ, ಸಂಕಲ್ಪದಿಂದ ಮಾಡಿದಾಗ ಒಳ್ಳೇದಾಗತ್ತೆ ಅಂತ. ಹಾಗಾದ್ರೆ ಮಾಡ್ತೀನಿ ಅಂತಾನೆ, ವಾಪಸ್ ಹೋಗ್ತಾನೆ. ಮೀನ ತೇಲಾಡ್ತಿರ್ತಾವ ಸತ್ತ ಮೀನುಗಳು ನೀರಲ್ಲಿ, ಇವನು ಹೋಗ್ತಾನೆ ಧ್ಯಾನ ಮಾಡಿ ಈ ಮೀನುಗಳಿಗೆಲ್ಲ ಪ್ರಾಣ ಬರಲಿ ಅಂತ ಹೇಳ್ತಾ ಕೈ ಇಡ್ತಾನೆ. ಎಲ್ಲ ಮೀನುಗಳು ಜೀವದಿಂದ ಬಂದು ಸರ್ರ ಅಂತ ನೀರಲ್ಲಿ ಹೋಗ್ಬಿಡ್ತಾನೆ. ವಾಪಸ್ ಬಂದು ಆ ಮರ ಮುಡ್ತಾನೆ, ನನ್ನಿಂದ ಭಸ್ಮವಾದಂಥ ಮರ ಮತ್ತು ಮೊದಲು ಹಾಗೆ ನೆಲಗಳಿಸ್ತಾ ಇರಲಿ ಅಂತ ಚಕ್ ಅಂತ ಮರ ಹಾಕಿ ಬಂದ್ಬಿಡುತ್ತೆ. ಅವನು ಬೆರಗಾಗ್ಬಿಟ್ಟ, ನನಗೇನೋ ಸಿದ್ಧಿ ಆಯ್ತಿದ್ದು. ಹಾಗಾದರೆ ಏನೇ

ಮಾಡಿದ್ರು ಕೂಡ ಸಂಕಲ್ಪ, ನಾವು ಕೂಡ ಹಾಗೆ ಮಾಡಬೇಕಾಗತ್ತೆ ಅನ್ಸುತ್ತೆ. ಯಾವುದು ಸಂಕಲ್ಪರಹಿತವಾಗಿ ಮಾಡಿದಂತಹ ಕಾರ್ಯ ವ್ಯರ್ಥ ಆಗ್ತದೆ, ಅನಾಹುತ ಆಗುತ್ತೆ. ಸಂಕಲ್ಪ ಸರಿಯಾಗಿದ್ರೆ ಒಳ್ಳೆ ಕೆಲಸ ಆಗ್ತದೆ ಅಂತ ಒಂದು ಪಾಠ ನಮ್ಗೆ ಬಂದಿರೋದು. ಮಹತನ್ ಹಾಗಾದ್ರೆ ಅವನಂತ ನನಗೆ ಪ್ರಾಣ ಸೃಷ್ಟಿ ಮಾಡೋದು ಬಹಳ ಸುಲಭ ಅಂದಂಗೆ ಆಯ್ತಲ್ಲ. ಹಾಗಾದ್ರೆ ಈಗ ಒಂದು ಸಲ ಪ್ರಾಣ ಜ್ಯೋತಿ ಅಂತ ಗೊತ್ತಾದ್ರೆ ಪ್ರಾಣ ತೆಗೆಯೋದೆಷ್ಟು ಸುಲಭನೋ ಪ್ರಾಣ ಕೊಡೋದಷ್ಟೇ ಸುಲಭ ಆಯ್ತು. ಅಂದ್ರೆ ಪಾತ್ರೆಯಲ್ಲಿ ನೀರು ಸುರಿದಂಗೆ ಆಯ್ತಲ್ಲ. ಪ್ರಾಣ ಜ್ಯೋತಿ ಬರ್ಬೇಕಾದ್ರೆ ಅದು ಸಾಧನೆ ಬೇಕು, ಅದು ಗೊತ್ತಾದ್ಮೇಲೆ ಬಹಳ ಸುಲಭ ಆಗ್ಬಿಡ್ತು ಅಂತ ಹೇಳ್ತಾನೆ. ಹಾಗಾದ್ರೆ ಒಂದು ಹುಷಾರ ಬಂತು ಅವನಿಗೆ, ಇಲ್ಲೆಲ್ಲ ಪ್ರಾಣಗಳು, ಇಷ್ಟೊಂದು ಜೀವಗಳ ಪ್ರಾಣಗಳಿದ್ದಾವೆ, ಈ ಎಲ್ಲ ಪ್ರಾಣಗಳಿಗೂ ಕಾರಣವಾದಂಥ ಮೂಲ ಪ್ರಾಣ ಒಂದಿರಬೇಕಲ್ಲ. ಆತ್ಮ ಪರಮಾತ್ಮ ಅಂತ ಹೇಳ್ತೀವಿ, ಹಾಗೆ ಎಲ್ಲ ಪ್ರಾಣಗಳಿಗೂ ಮೂಲವಾದಂಥ ಪ್ರಾಣ ಇರಬೇಕಲ್ಲ, ಅದು ಹೇಗಿರಬೇಕು, ಹುಡುಕಬೇಕು ಅಂತ ತಪಸ್ಸೆ ಕೂತ್ಕೊಂಡ. ಒಂದು ಮಾತು ದಯವಿಟ್ಟು ನೆನೆಸ್ಬೇಕು ಸ್ನೇಹಿತರೆ, ಏನೇನು ಹುಡುಕೋ ಕೊಟ್ಟಿದ್ದಾನೆ ವಿಶ್ವಾಮಿತ್ರ? ಈಗ ಜಗತ್ತಿಗೆ ಕಾರಣವಾದಂಥ ಪ್ರಾಣಶಕ್ತಿಯನ್ನು ಹುಡುಕ ಹೊರಟಿದ್ದಾನೆ. ಈ ಪ್ರಾಣ ತಪಸ್ಸಿನೊಳಗೆ ವಶಿಷ್ಠರಿಲ್ಲ, ವಶಿಷ್ಠರಿಗೆ ಶಿಕ್ಷೆ ಮಾಡಬೇಕು ಅಂತ ಇಲ್ಲ, ಅಸ್ತ್ರಗಳನ್ನು ತರಬೇಕು ಅಂತ ಇಲ್ಲ. ದಯವಿಟ್ಟು ನೋಡಬೇಕಾದಿದ್ದು ಬಹಳ ಮುಖ್ಯ. ವಿಶ್ವಾಮಿತ್ರನ ಚಿಂತನೆಯಲ್ಲಿ ಹೇಗೆ ಬದಲಾವಣೆ ಆಯಿತು ಅಂದರೆ, ಈಗ ಸ್ವಂತದ ಯಾವ ಅಪೇಕ್ಷೆನೂ ಅವನಿಗಿಲ್ಲ.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆ ಹಾಡು ಹೊಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು ಪ್ರೋತ್ಸಾಹ

0: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನ ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನ ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಹಾಗೆ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್.

0: ವರ್ಸ್ ಚಾಟರ್ಜಿ ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು, ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್: ಕರ್ನಾಟಕ ಅಟ್ 2026 #safe. ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆ್ಯಪ್ ಆಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ, ಪ್ರೈವಸಿ ಸಿಟ್ಟಿಂಗ್ ಕಸ್ಟಮೈಸೇಷನ್. ಹು ಕ್ಯಾನ್ ಸೀ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹು ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
1: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನ ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
0: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
1: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
0: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930 ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
1: ಜವಾಬ್ದಾರಿಯಿಂದ ಬಳಸಿ,
0: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ

0: ಆಗಿರಬಹುದು, ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
1: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
2: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
3: ಹ್ಞೂ ಕಣೆ, ಆಯ್ತು, ತರ್ತೇನೆ.
2: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
3: ಮತ್ತಿನ್ನೇನ್ ಮಾಡ್ಲೆ?
2: ಬ್ಯಾಗ್ ಕೊಡ್ತೀನಿ, ಇರಿ.
3: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
2: ಅಲ್ರಿ, ನಾವು ನಿನ್ನೆ ತಾನೇ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
3: ಹಾ, ಹೋಗಿದ್ದು.
2: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
3: ಹಾ, ಹೇಳಿದ್ರು.
2: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
3: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
2: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
3: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
4: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ. ಇನ್ನು ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ 2026 ಸೇರಿದಂತೆ ಮೂರು ವಿಧೇಯಕಗಳಿಗೆ ವಿಧಾನಸಭೆಯಲ್ಲಿ ಅಂಗೀಕಾರ. ವಿಧಾನ ಪರಿಷತ್ನಲ್ಲಿ ಪ್ರತಿಪಕ್ಷ ಸದಸ್ಯರಿಂದ ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಗದ್ದಲ ಮುಂದುವರಿಕೆ. ಮೈಸೂರಿನಲ್ಲಿ ಕೇಂದ್ರ ವಿಮಾನಯಾನ ಸಚಿವಾಲಯದ ಸಂಸದೀಯ ಸಲಹಾ ಸಮಿತಿ ಸಭೆ, ಕೇಂದ್ರ ಸಚಿವ ರಾಮಮೋಹನ್ ನಾಯ್ಡು ಅಧ್ಯಕ್ಷತೆ. ವಿಶ್ವಾಸಾರ್ಹತೆಯೇ ಆರ್ಥಿಕ ಶಿಸ್ತಿನ ಮೂಲ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಇಂದು ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ, ನಾಡಿನ ಸಮಸ್ತ ಜನತೆಗೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. 2026 ಸಾಲಿನ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2026, ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕ 2026ಕ್ಕೆ ವಿಧಾನಸಭೆಯಲ್ಲಿಂದು ಧ್ವನಿಮತದ ಮೂಲಕ ಅಂಗೀಕಾರ ದೊರೆತಿದೆ. ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2026ನ್ನು ಇಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಕೃಷ್ಣ ಬೈರೇಗೌಡ ಸದನದಲ್ಲಿ ಮಂಡಿಸಿದರು. ಬಳಿಕ ಮಾತನಾಡಿದ ಅವರು, ಬೆಂಗಳೂರು ಮಹಾನಗರ ದಿನೇ ದಿನೇ ಬೆಳೆಯುತ್ತಿದ್ದು ವಸತಿಗಾಗಿ ಅಪಾರ್ಟ್ಮೆಂಟ್ಗಳನ್ನು ಅವಲಂಬಿಸುವವರ ಸಂಖ್ಯೆ ಹೆಚ್ಚುತ್ತಿದೆ. ಅಪಾರ್ಟ್ಮೆಂಟ್ ನಿವಾಸಿಗಳ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಒದಗಿಸುವುದು ಮತ್ತು ಅಸೋಸಿಯೇಷನ್ ರಚಿಸಲು ಈ ಕಾಯ್ದೆ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಇದಲ್ಲದೆ ಅಪಾರ್ಟ್ಮೆಂಟ್ ಕಟ್ಟಡ ಹಳೆಯದಾಗಿ ಮರು ನಿರ್ಮಾಣ ಮಾಡಲು 75% ನಿವಾಸಿಗಳು ಒಪ್ಪಿಗೆ ನೀಡಿದರೆ ಸಾಕು. ಒಪ್ಪಿಗೆ ನೀಡದವರ ಮನೆಗಳಿಗೆ ಮೌಲ್ಯ ನಿಗದಿಪಡಿಸಿ ಅವುಗಳನ್ನು ಮಾರಾಟ ಮಾಡಲು ವಿಧೇಯಕ ಅವಕಾಶ ನೀಡುತ್ತದೆ ಎಂದು ಸಚಿವರು ಮಾಹಿತಿ ನೀಡಿದರು. ಬಳಿಕ ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರ ಪರವಾಗಿ ಸಚಿವ ಕೃಷ್ಣ ಬೈರೇಗೌಡ 2026ನೇ ಸಾಲಿನ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕವನ್ನು ಸದನದಲ್ಲಿ ಮಂಡಿಸಿದರು.

0: ಬಳಸಿ ಧ್ವನಿಮತದಿಂದ ಅಂಗೀಕಾರ ಪಡೆದರು. ರಾಜ್ಯಾದ್ಯಂತ ಅನಧಿಕೃತ ಬಡಾವಣೆಗಳು ತಲೆ ಎತ್ತಿದ್ದು, ಈ ಬಡಾವಣೆಗಳಿಗೆ ಕಾನೂನುಬದ್ಧ ಮಾನ್ಯತೆ ನೀಡಿ ಅಲ್ಲಿನ ಕುಟುಂಬಗಳಿಗೆ ಮಾಲೀಕತ್ವದ ಭರವಸೆಯೊಂದಿಗೆ ಭೂ ಗ್ಯಾರಂಟಿ ನೀಡಲು ಈ ವಿಧೇಯಕ ಮಂಡಿಸಲಾಗಿದೆ. ಭವಿಷ್ಯದಲ್ಲಿ ಈ ರೀತಿಯ ಅನಧಿಕೃತ ಬಡಾವಣೆಗಳು ತಲೆ ಎತ್ತದಂತೆ ಮಾಡುವುದು ಇದರ ಉದ್ದೇಶವಾಗಿದೆ ಎಂದರು. ಪೌರಾಡಳಿತ ಸಚಿವ ಎಚ್ ಸಿ ಬಾಲಕೃಷ್ಣ ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕ 2026 ಮಂಡಿಸಿದರು. ಮುನ್ಸಿಪಾಲಿಟಿ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ನಿರ್ಮಾಣವಾದ ಬಡಾವಣೆಗಳ ರಸ್ತೆ ಮತ್ತು ಚರಂಡಿಗಳನ್ನು ಸರ್ಕಾರ ತನ್ನ ವಶಕ್ಕೆ ಪಡೆದು ಅಭಿವೃದ್ಧಿಪಡಿಸಲು ಈ ವಿಧೇಯಕ ಅವಕಾಶ ನೀಡುತ್ತದೆ ಎಂದರು. ಬಳಿಕ ಈ ವಿಧೇಯಕಕ್ಕೆ ಧ್ವನಿಮತದ ಮೂಲಕ ಸದನ ಒಪ್ಪಿಗೆ ನೀಡಿತು. ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಪ್ರತಿಪಕ್ಷ ಸದಸ್ಯರು ಘೋಷಣೆಗಳನ್ನು ನಡೆಸುತ್ತಿದ್ದ ನಡುವೆಯೇ ವಿಧೇಯಕಗಳ ಅಂಗೀಕಾರ ನೀಡಲಾಯಿತು. ಬಳಿಕ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಿದರು. ವಿಧಾನ ಪರಿಷತ್ನಲ್ಲಿ ಇಂದು ಕೂಡ ಪ್ರತಿಪಕ್ಷ ಸದಸ್ಯರಿಂದ ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಗದ್ದಲ ಮುಂದುವರೆದಿದೆ. ಇಂದಿನ ಕಲಾಪ ಆರಂಭವಾಗುತ್ತಿದ್ದಂತೆ ಪ್ರತಿಪಕ್ಷಗಳು ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲು ಮುಂದಾದಾಗ ರಾಜ್ಯದ ಹಿತದೃಷ್ಟಿಯಿಂದ ಜ್ವಲಂತ ವಿಷಯಗಳ ಕುರಿತು ಚರ್ಚೆ ನಡೆಸಲು ಪ್ರತಿಪಕ್ಷಗಳು ಪ್ರತಿಭಟನೆ ಹಿಂತೆಗೆದುಕೊಂಡು ಪ್ರಶ್ನೋತ್ತರ ಮತ್ತು ಶೂನ್ಯ ವೇಳೆ ಕಲಾಪ ಸೇರಿದಂತೆ ಇನ್ನಿತರೆ ಕಾರ್ಯಕಲಾಪಗಳು ನಡೆಯಲು ಅವಕಾಶ ನೀಡಬೇಕು ಎಂದು ಸಭಾಪತಿ ಸಲೀಂ ಅಹಮದ್ ಮನವಿ ಮಾಡಿದರು. ಕಳೆದ 5 ದಿನಗಳಿಂದ ಪ್ರತಿಭಟನೆಯಿಂದಾಗಿ ಸುಗಮ ಕಲಾಪಗಳು ನಡೆಸಲು ಸಾಧ್ಯವಾಗುತ್ತಿಲ್ಲ. ರಾಜ್ಯದಲ್ಲಿ ಬರ ಸೇರಿದಂತೆ ಹಲವು ಸಮಸ್ಯೆಗಳಿದ್ದು ಅವುಗಳ ಕುರಿತು ಚರ್ಚೆ ನಡೆಸುವ ಅಗತ್ಯವಿದೆ ಎಂದು ಸಭಾಪತಿಗಳು ತಿಳಿಸಿದರು. ಬಳಿಕವೂ ಪ್ರತಿಪಕ್ಷಗಳ ಪ್ರತಿಭಟನೆ ಮುಂದುವರಿಯಿತು. ಇದರ ನಡುವೆ ಸಭಾಪತಿ ಸಲೀಂ ಅಹಮದ್ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಂಡರು. ಮೈಸೂರಿನಲ್ಲಿಂದು ಕೇಂದ್ರ ವಿಮಾನಯಾನ ಸಚಿವಾಲಯದ ಸಂಸದೀಯ ಸಲಹಾ ಸಮಿತಿ ಸಭೆ ನಡೆಯುತ್ತಿದೆ. ಕೇಂದ್ರ ವಿಮಾನಯಾನ ಸಚಿವ ಕಿಂಜರಪ್ಪು ರಾಮಮೋಹನ್ ನಾಯ್ಡು ಅವರು ಸಭೆಯ ಅಧ್ಯಕ್ಷತೆ ವಹಿಸಿದ್ದಾರೆ. ಇಂದಿನ ಸಭೆಯಲ್ಲಿ ವಿಮಾನಯಾನ ರಾಜ್ಯ ಖಾತೆ ಸಚಿವ ಮುರಳೀಧರ್ ಮೊಹೋಲ್, ದೇಶದ ವಿವಿಧ ರಾಜ್ಯಗಳ ಸಲಹಾ ಸಮಿತಿಯ ಸಂಸತ್ ಸದಸ್ಯರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಅನೂಪ್ ಸಂಜಯ್ ಧೋತ್ರೆ, ಚಾವ್ಡಾ ವಿನೋದ್ ಲಖನ್ಶಿ, ದುಷ್ಯಂತ್ ಸಿಂಗ್, ಗೋಪಾಲ್ಜಿ ಠಾಕೂರ್ ಸೇರಿದಂತೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಶ್ವಾಸಾರ್ಹತೆಯೇ ಆರ್ಥಿಕ ಶಿಸ್ತಿನ ಮೂಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಭಾರತೀಯ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆ ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ಸಂವಾದ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಆರ್ಥಿಕ ಶಿಸ್ತು ಮತ್ತು ತೆರಿಗೆ ಕ್ಷೇತ್ರದಲ್ಲಿ ಸುಧಾರಣೆ ತರಲು ವಿಶ್ವಾಸಾರ್ಹತೆ ಅಗತ್ಯ. ಸಾರ್ವಜನಿಕರು ಹಾಗೂ ಸರ್ಕಾರದ ನಡುವೆ ಚಾರ್ಟರ್ಡ್ ಅಕೌಂಟೆಂಟ್ಗಳು ನಂಬಿಕೆಯ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಾರೆ ಎಂದರು. ಹಣ ಮತ್ತು ಆರ್ಥಿಕ ಸಂಪನ್ಮೂಲಗಳು ಸಮಾಜದಲ್ಲಿ ಚಲಾವಣೆಯಲ್ಲಿದ್ದಾಗ ಮಾತ್ರ ದೇಶದ ಸಂಪತ್ತು ಹೆಚ್ಚಲು ಮತ್ತು ಜನರಿಗೆ ಅನುಕೂಲವಾಗಲು ಸಾಧ್ಯ ಎಂದರು. ಸ್ಕಾಟ್ಲ್ಯಾಂಡ್ನ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ 2026 ಕ್ರೀಡಾಕೂಟದಲ್ಲಿ ಮಹಿಳೆಯರ ಪ್ಯಾರಾ ಶಾಟ್ಪುಟ್ ವಿಭಾಗದಲ್ಲಿ ಕಂಚಿನ ಪದಕ ವಿಜೇತರಾದ ಕೆಎಸ್ ಶಿಲ್ಪಾ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವಿಧಾನಸೌಧದ ತಮ್ಮ ಕಚೇರಿಯಲ್ಲಿ ಶುಕ್ರವಾರ ಅಭಿನಂದನೆ ಸಲ್ಲಿಸಿ ಕೊಡುಗೆಯಾಗಿ 20 ಲಕ್ಷ ರೂಪಾಯಿಗಳ ಚೆಕ್ ವಿತರಿಸಿದರು. ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಶಾಸಕ ರವಿಶಂಕರ್, ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷ, ವಿಧಾನ ಪರಿಷತ್ ಸದಸ್ಯ ಗೋವಿಂದರಾಜು ಇನ್ನಿತರರು ಉಪಸ್ಥಿತರಿದ್ದರು. ರಾಜ್ಯದ ಹಲವೆಡೆ ವಿಶೇಷವಾಗಿ ಬೆಂಗಳೂರು, ಬೆಂಗಳೂರು ಗ್ರಾಮಾಂತರ, ಕೋಲಾರದಲ್ಲಿಂದು ವರಮಹಾಲಕ್ಷ್ಮಿ ವ್ರತವನ್ನು ಸಡಗರ ಸಂಭ್ರಮ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ನಾಡಿನ ಸಮಸ್ತ ಜನತೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಅನೇಕ ಗಣ್ಯರು ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಮುಖ್ಯಮಂತ್ರಿ, ಸ್ತ್ರೀ ಶಕ್ತಿಯನ್ನು ಮಹಾಲಕ್ಷ್ಮಿಯ ಸ್ವರೂಪವೆಂದು ಗೌರವಿಸುವುದು ನಮ್ಮ ನೆಲದ ಸಂಸ್ಕೃತಿಯಾಗಿದ್ದು, ತಾಯಿ ವರ ಮಹಾಲಕ್ಷ್ಮಿ ಕೃಪೆಯಿಂದ ನಾಡಿನ ಜನತೆಗೆ ಸುಖ, ಶಾಂತಿ ಹಾಗೂ ಸಮೃದ್ಧಿ ಪ್ರಾಪ್ತವಾಗಲಿ ಎಂದು ಪ್ರಾರ್ಥಿಸಿದ್ದಾರೆ. ತಮ್ಮ ಸಂದೇಶದಲ್ಲಿ ಉಪಮುಖ್ಯಮಂತ್ರಿ, ಸರ್ವರಿಗೂ ಆಯುರ್ ಆರೋಗ್ಯ ಸಮೃದ್ಧಿಯನ್ನು ವರಮಹಾಲಕ್ಷ್ಮಿ ಕರುಣಿಸಲಿ, ರಾಜ್ಯದಲ್ಲಿ ಬರ ಪರಿಸ್ಥಿತಿ ಆತಂಕ ಮೂಡಿಸಿರುವ ಸಂದರ್ಭದಲ್ಲಿ ಸಮಸ್ತ ಜನತೆಗೆ ಶಾಂತಿ ಮತ್ತು ನೆಮ್ಮದಿಯ ದಾರಿ ತೋರಲಿ ಎಂದು ಪ್ರಾರ್ಥಿಸಿದ್ದಾರೆ. ಕೋಲಾರದಲ್ಲೂ ವರಮಹಾಲಕ್ಷ್ಮಿ ಹಬ್ಬವನ್ನು ಸಂಭ್ರಮದಿಂದ

ವಿಸ್ತರಿಸಲಾಗುತ್ತಿದ್ದು ಮನೆ ಹಾಗೂ ದೇವಾಲಯಗಳಲ್ಲಿ ಬೆಳಗ್ಗೆಯಿಂದಲೇ ಪೂಜಾ ಕೈಂಕರ್ಯಗಳು ಜರುಗುತ್ತಿವೆ. ತಳಿರು ತೋರಣ ಬಾಳೆ ಕಂಬ ಹೂ ಹಣ್ಣುಗಳ ಅಲಂಕಾರಗಳಿಂದ ಸಿಂಗರಿಸಿ ವರಮಹಾಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಸಲ್ಲಿಸಲಾಗುತ್ತಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಹೂವು ಹಣ್ಣು ಅಗತ್ಯ ವಸ್ತುಗಳ ದುಬಾರಿ ಬೆಲೆಗಳ ಏರಿಕೆ ನಡುವೆಯೂ ಹಬ್ಬದ ಸಂಭ್ರಮ ಕಾಣುತ್ತಿದೆ. ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿವೆ. ದಾವಣಗೆರೆ ಜಿಲ್ಲಾದ್ಯಂತವೂ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ವಿವಿಧ ಸಾಂಪ್ರದಾಯಿಕ ಆಭರಣಗಳಿಂದ ಶೃಂಗರಿಸಿ ವಿಶೇಷ ಪೂಜೆ ಹಾಗೂ ನೈವೇದ್ಯವನ್ನು ಅರ್ಪಿಸಲಾಯಿತು. ನಗರದ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಿದವು. ಗ್ರಾಮ ದೇವತೆ ದುರ್ಗಮ್ಮ, ಲಿಂಗೇಶ್ವರ ದೇವಾಲಯ, ಹಳೇಪೇಟೆ ಕನ್ನಿಕಾ ಪರಮೇಶ್ವರಿ ಹಾಗೂ ತುಳಜಾ ಭವಾನಿ ದೇವಾಲಯಗಳು ಸೇರಿದಂತೆ ಪ್ರಮುಖ ದೇವಸ್ಥಾನಗಳಲ್ಲಿ ವಿಶೇಷ ಧಾರ್ಮಿಕ ವಿಧಿವಿಧಾನಗಳು ನಡೆದವು. ಕಾವೇರಿ ವನ್ಯಜೀವಿ ಧಾಮ ವ್ಯಾಪ್ತಿಯ ಹೊಳೆ ಮುರಿದಟ್ಟಿ ಕಳ್ಳಬೇಟೆ ತಡೆ ಶಿಬಿರ ಮತ್ತು ವಸತಿ ಗೃಹದ ಮೇಲೆ ದುಷ್ಕರ್ಮಿಗಳು ಜಿಲೆಟಿನ್ ಬಳಸಿ ನಡೆಸಿದ್ದ ಸ್ಫೋಟದ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಬಾಂಬ್ ನಿಷ್ಕ್ರಿಯ ದಳ, ಶ್ವಾನದಳದ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಹಲವು ಸಾಕ್ಷ್ಯಗಳನ್ನು ಸಂಗ್ರಹಿಸಿದೆ. ಶೂಟೌಟ್ ನಡೆದ ದಿನದಿಂದ 19ರವರೆಗೆ ಒಟ್ಟು 8 ಕಳ್ಳಬೇಟೆ ತಡೆ ಶಿಬಿರದ ಮೇಲೆ ದುಷ್ಕರ್ಮಿಗಳು ದಾಳಿ ಮಾಡಿದ್ದು ಈ ಸಂಬಂಧ ಅರಣ್ಯ ಇಲಾಖೆ ಮತ್ತು ಸರ್ಕಾರಿ ಆಸ್ತಿಪಾಸ್ತಿಗೆ ಅಪಾರ ನಷ್ಟ ಸಂಭವಿಸಿರುವ ಬಗ್ಗೆ ಹಿರಿಯ ಅಧಿಕಾರಿಗಳು ಸೇರಿದಂತೆ 8 ಸಿಬ್ಬಂದಿ ತಂಡವು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿತು. ಇನ್ನು ಶೂಟೌಟ್ ನಡೆದ ಬಳಿಕ ಮೃತರಿಂದ ವಶಕ್ಕೆ ಪಡೆದಿದ್ದ 30 ಕೆಜಿಯಷ್ಟು ವನ್ಯಜೀವಿ ಮಾಂಸದಲ್ಲಿ ನಾಡ ಬಂದೂಕುಗಳಿಂದ ಗುಂಡು ಹಾರಿಸಿ ಕೊಂದಿರುವ ಕುರುಹು ಇದ್ದು ಅರಣ್ಯ ಇಲಾಖೆ ಈ ಎಲ್ಲ ಫೋಟೋಗಳನ್ನು ಬಿಡುಗಡೆ ಮಾಡಿದೆ. ಕಳ್ಳಬೇಟೆಗಿಂದ 4 ಬಂದು ನಾಡಬಂದೂಕಿನಿಂದ ಕಳ್ಳಬೇಟೆಯಾಡಿರುವ ಆರೋಪಕ್ಕೆ ಅರಣ್ಯ ಇಲಾಖೆ ಸಾಕ್ಷಿ ನೀಡಿದೆ. ಪೊಲೀಸ್ ತನಿಖೆಯು ಚುರುಕುಗೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ 2026 ಸೇರಿದಂತೆ 3 ವಿಧೇಯಕಗಳಿಗೆ ವಿಧಾನಸಭೆಯಲ್ಲಿ ಅಂಗೀಕಾರ. ವಿಧಾನ ಪರಿಷತ್ನಲ್ಲಿ ಪ್ರತಿಪಕ್ಷ ಸದಸ್ಯರಿಂದ

0: ಸೇರಿದಂತೆ ಗಣ್ಯರಿಂದ ಶುಭಾಶಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40.
1: ಇನ್ನು ಮುಂದೆ ಕೇಳಿ ಬರೋಣ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನದ ಅಗತ್ಯತೆ ಮತ್ತು ಮಹತ್ವ ಕುರಿತು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಮೈಸೂರಿನ ಮಹಾರಾಣಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರು, ವೃತ್ತಿ ಮಾರ್ಗದರ್ಶನ ಸಲಹೆಗಾರರು ಮತ್ತು ಲೇಖಕರಾದ ಡಾಕ್ಟರ್ ಲಕ್ಷ್ಮಣ ಬೀರವರು. ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
2: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಸಮುದಾಯ ಬಾಂಧುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ತಮಗೆಲ್ಲರಿಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧುಲಿ ಗೆಳೆಯ ನಿಂಗರಾಜು. ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನದ ಅಗತ್ಯತೆ ಮತ್ತು ಮಹತ್ವವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರು, ವೃತ್ತಿ ಮಾರ್ಗದರ್ಶಕರು, ಸಲಹೆಗಾರರು ಹಾಗೂ ಲೇಖಕರು ಆದ ಡಾಕ್ಟರ್ ಲಕ್ಷ್ಮಣ್ ಬೀರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
3: ಥ್ಯಾಂಕ್ ಯು, ಧನ್ಯವಾದಗಳು.
2: ಬಹಳ ಮುಖ್ಯವಾದ ಒಂದು ವಿಷಯ ಅಂತಲೇ ಕೂಡ ಹೇಳ್ಬೋದು, ಅದರಲ್ಲೂ ಗ್ರಾಮೀಣ ಮಟ್ಟದಲ್ಲಿ ಈ ಮಕ್ಕಳಿಗೊಂದು ವೃತ್ತಿ ಮಾರ್ಗದರ್ಶನಕ್ಕೆ ಸಂಬಂಧಪಟ್ಟಂತೆ, ಒಂದು ಕೆರಿಯರ್ ಗೈಡೆನ್ಸ್ ಸಂಬಂಧಪಟ್ಟಂತೆ ಇವತ್ತು ತಾವು ಒಂದು ಮಾರ್ಗದರ್ಶನ ಸಲಹೆಗಳನ್ನು ನೀಡ್ತಕ್ಕಂಥ ನಿಟ್ಟಿನಲ್ಲಿ ತಾವು ನಮ್ಮ ಜೊತೆ ಇರ್ತಕ್ಕಂಥ ಬಹಳ ಸಂತೋಷ. ಸರ್, ಮೊದಲನೇದಾಗಿ ಈ ಒಂದು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಈ ಒಂದು ವೃತ್ತಿ ಮಾರ್ಗದರ್ಶನದ ಅಗತ್ಯತೆ ಏಕೆ ಅಗತ್ಯ ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಬೋದು ಸರ್?
3: ವೃತ್ತಿ ಮಾರ್ಗದರ್ಶನ ಅನ್ನೋದು ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬ ಅನಿವಾರ್ಯ ಮತ್ತು ಅವಶ್ಯಕವಾದಂಥ ವಿಷಯ.
2: ಹೌದು,
3: ಅದರಲ್ಲೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇದು ತುಂಬ ಬೇಕು. ಯಾಕೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಅಂದರೆ, ಈಗ ನಗರ ಮತ್ತು ಪಟ್ಟಣದಲ್ಲಿ ಇಂಥ ವಿದ್ಯಾರ್ಥಿಗಳು ಈಗಿನ ಎಲ್ಲ ಥರದ ಒಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಿರ್ಬೋದು, ಮಾಹಿತಿ ತಂತ್ರಜ್ಞಾನ, ಇನ್ಫಾರ್ಮೇಷನ್ ಎಲ್ಲವೂ ಅವ್ರಿಗೆ ಕೈಗೆ ಬೇಗ ಸಿಗುತ್ತೆ. ಆದರೆ ನಮ್ಮ ಗ್ರಾಮೀಣ ಪರಿಸರದ ಭಾಗದ ಮಕ್ಕಳಿಗೆ ವಿಶೇಷವಾಗಿ ಏನಂತಂದರೆ, ಈಗ ಅವರು 1ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಓದ್ತಾರೆ, ಅದಾದ ನಂತರ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋ ತುಂಬ ಗೊಂದಲಕ್ಕೊಳಗಾಗ್ತಾರೆ.
2: ಹೌದು.
3: ಸೊ ಕಾಮನ್ ಆಗಿ ಅವರು ಹೆಂಗೆ ನಿರ್ಧಾರಗಳನ್ನ ತಗೋತಾರೆ ಅಂತಂದರೆ, ನಾನು ನನ್ನ ಸ್ವಂತ ಅನುಭವವನ್ನು ಹೇಳೋದಾದರೆ, ನಾವೆಲ್ಲ ಹೆಂಗೆ SSLC ಆದಮೇಲೆ PUC ಆದಮೇಲೆ ಏನು ಮಾಡಬೇಕು ಅಂತ ನಾವು ಡಿಸಿಷನ್ ತಗೊಳ್ಳೋದು ಹೇಗೆ ಅಂದರೆ, ಕಾಮನ್ ಆಗಿ SSLCಲಿ ಮಾರ್ಕ್ಸ್ ಮೇಲೆ ನಿರ್ಧಾರ ತಗೊಬಿಡ್ತೀವಿ.
2: ಹೌದು.
3: ಈಗ ನಮಗೆ ತುಂಬ ಒಳ್ಳೆ ಅತ್ಯುತ್ತಮ ಅಂಕಗಳು ಬಂದರೆ ನಾವೇನು ಮಾಡ್ತೀವಿ, ಯೂಶ್ವಲಿ ಸೈನ್ಸ್ಗೆ ಹೋಗೋದು, ತುಂಬ ಕಡಿಮೆ ಮಾರ್ಕ್ಸ್ ಬಂದರೆ ಆರ್ಟ್ಸ್ಗೆ ಹೋಗೋದು, ಅಥವಾ ಸೈನ್ಸು ತುಂಬ ಕಷ್ಟ ನನಗೆ ಮಾಡೋಕ್ಕಾಗಲ್ಲ ಅಂತಂದಾಗ ನಾವು ಎಲ್ಲಿಗೆ ಆರ್ಟ್ಸ್ ಅಥವಾ ಕಾಮರ್ಸ್ಗೆ ಹೋಗ್ಬಿಡೋದು, ಇದು ಯೂಸ್ ಮಾಡ್ತೀವಿ. ಮತ್ತು ಇನ್ನೊಂದು ಮಾನದಂಡ ಏನು ಯೂಸ್ ಮಾಡ್ತೀವಿ ಅಂದರೆ, ನಮಗೆ ಯಾವುದು ಸ್ಕೂಲು ತುಂಬ ಹತ್ರ ಇದೆ, ನಮಗೆ ಹಾಸ್ಟೆಲ್ ಫೆಸಿಲಿಟಿ ಎಲ್ಲಿ ಹತ್ರ ಇದೆ, ಈ ಒಂದು ಮಾನದಂಡನ ಯೂಸ್ ಮಾಡ್ತೀವಿ. ಆ್ಯಕ್ಚುಲಿ ಒಬ್ಬ ವಿದ್ಯಾರ್ಥಿ ಆ SSLC ಮುಗಿದ ನಂತರ ತಾನು ಏನು ಮಾಡಬೇಕು ಅನ್ನೋದನ್ನು ಹೆಂಗೆ ನಿರ್ಧಾರ ಮಾಡಬೇಕು ಅಂದರೆ, ಅವನಿಗೆ ಏನು ಇಷ್ಟ ಇದೆ, ಅವನ ಆಸಕ್ತಿ ಏನು, ಅವನ ಪ್ಯಾಷನ್ ಏನು, ಜೀವನದಲ್ಲಿ ಅವನ ಗುರಿ ಏನು ಅನ್ನೋ ಒಂದು ವಿಷಯವಾದ ಮಾನದಂಡ ಆಗಬೇಕು. ನಾವು ತೆಗೆದಿರ್ತಕ್ಕಂಥ ಮಾರ್ಕ್ಸ್ ಆಗಿರ್ಬೋದು, ಯಾಕಂದ್ರೆ ಮಾರ್ಕ್ಸ್ಗೆ ಬುದ್ಧಿವಂತಿಕೆ ಅಲ್ಲ, ಮಾರ್ಕ್ಸೇ ಬೇರೆ. 3 ಗಂಟೆ ಪರೀಕ್ಷೆಯಲ್ಲಿ ಒಬ್ಬ ವಿದ್ಯಾರ್ಥಿ ಬರೆಯೋದನ್ನೇ ನಾವು ಅವನ ಒಂದು ಜೀವನ ಮತ್ತು ಅವನ ಬುದ್ಧಿವಂತಿಕೆ ನಾವು ಅಳತೆ ಮಾಡೋಕ್ಕಾಗಲ್ಲ. ಹಾಗಾಗಿ ಮಾರ್ಕ್ಸು ಮತ್ತು ಬೇರೆ ಬೇರೆ ಥರದ ಒಂದು ಈಗ ನಾವು ಅವ್ರತಕ್ಕಿಂತ ಫಿನಾನ್ಷಿಯಲ್ ಕಂಡೀಷನ್ಸ್ ಇರ್ಬೋದು, ಆಮೇಲೆ ಫ್ರೆಂಡ್ಸ್ ಇನ್ಫ್ಲೂಯೆನ್ಸ್ ಇರ್ಬೋದು, ಸೊಸೈಟಿ ಇನ್ಫ್ಲೂಯೆನ್ಸು, ಇದ್ಯಾವುದು ಸಹ ಆ ವಿದ್ಯಾರ್ಥಿ ಮೇಲೆ ಪರಿಣಾಮ ಬೀರಬಾರ್ದು. ಅವನ ಸ್ವಂತ ಆಸಕ್ತಿ ಮತ್ತು ಜೀವನದಲ್ಲಿ ಏನು ಮಾಡಬೇಕು ಅಂತ ಇದ್ದಾನೆ ಅವನ ಗುರಿ, ಅದ್ರ ಬೇಸ್ ಮೇಲೆ ಅವನ ಆಸಕ್ತಿ ಮೇಲೆ ಅವನು ಒಂದು ಕೋರ್ಸ್ನ ಆಯ್ಕೆ ಮಾಡ್ಕೋಬೇಕು.
2: ಹೌದು.
3: ಆ ಗುರಿ ಅಂತ ಬಂದಾಗ ಈಗ ನೀವೇ ನೋಡಿ, ಮಕ್ಕಳಲ್ಲಿ ನಾವು ಏನು ಮಾಡಬೇಕು ಅಂತ ಡಿಫೈನ್ ಆಗಿರಲ್ಲ ಮಕ್ಕಳಲ್ಲಿ. ಈಗ ಯಾವುದೇ ಒಂದು ಮಗುನ ನೀವು ಅಬ್ಸರ್ವ್ ಮಾಡಿ, ಅವನು ಒಂದು 6ನೇ ಕ್ಲಾಸ್ಗೆ ಹೋದಾಗ ಅವ್ರ ಟೀಚರ್ಸು ಫ್ರೆಂಡ್ಸ್ ಪೇರೆಂಟ್ಸ್ ಎಲ್ಲ ಕೇಳಿದಾಗ ಹೇಳ್ತಾ ಇರ್ತಾನೆ ನೀವೇನು ಮಾಡಬೇಕು ಅಂತ ಕೇಳಿದಾಗ, 6ನೇ ಕ್ಲಾಸಲ್ಲಿ ಐ ವಾಂಟ್ ಟು ಬಿಕಮ್ ಅ ಡಾಕ್ಟರ್ ಅಂತ ಹೇಳ್ತಾನೆ. 7ನೇ ಕ್ಲಾಸ್ಗೆ ನಾವು ಅದೇ ಮಗುನ ಕೇಳಿದಾಗ ಅದು ಇನ್ನೊಂದೇನೋ ಹೇಳುತ್ತೆ. 8ನೇ ಕ್ಲಾಸ್ಗೆ ಬಂದಾಗ ಏನೋ AS ಆಫೀಸರ್ ಅನ್ಬೋದು, 9ನೇ ಕ್ಲಾಸ್ಗೆ ಬಂದಾಗ ನಾನು ಟೀಚರ್ ಆಗಬೇಕು ಅನ್ಬೋದು, ಆಮೇಲೆ 10ನೇ ಕ್ಲಾಸ್ಗೆ ಬಂದಾಗ ಇನ್ನೇನೋ. ಅಂದರೆ ಪ್ರತಿ ವರ್ಷದಿಂದ ವರ್ಷಕ್ಕೆ ನೀವು ಯಾವುದೇ ಮಕ್ಕಳನ್ನು ನೋಡಿ, ಅವರು ಗುರಿ ಜೀವನದಲ್ಲಿ ಏನು ಮಾಡಬೇಕು ಅಂತ ಅದು ಬದಲಾಗ್ತಾ ಇರುತ್ತೆ. ಈ ಬದಲಾವಣೆ ಆಗೋದು ತಪ್ಪಲ್ಲ,

0: ಮಕ್ಕಳು ತಾವು ಬೆಳೀತಾ ಬೆಳೀತಾ ಅವರ ಮನೋವಿಕಾಸ ಹೆಚ್ಚಾದಂಗೆ ಮತ್ತೆ ಅವರು ಬೇರೆ ಬೇರೆ ತರದ ಶೈಕ್ಷಣಿಕ ಪರಿಸರಕ್ಕೆ ಅವರು ಪರಿಸರವನ್ನು ನೋಡದಂತ ಸಂದರ್ಭದಲ್ಲಿ ಅಥವಾ ಬೇರೆ ಬೇರೆ ವ್ಯಕ್ತಿಗಳ ಪರಿಚಯ ಆಗ್ತಾ ಹೋಗುತ್ತೆ ವರ್ಷದಿಂದ ವರ್ಷಕ್ಕೆ. ಅದರ ಪರಿಣಾಮ, ಅದರ ಇನ್ಫ್ಲುಯೆನ್ಸ್ ಮಕ್ಕಳಲ್ಲಾಗಿ ಅವರ ಗುರಿನಲ್ಲಿ ಬದಲಾವಣೆ ಆಗೋದು ತಪ್ಪಲ್ಲ. ಆದ್ರೆ ಆ ಮಕ್ಕಳ ಗುರಿ ಯಾವ್ದ ಮೇಲೆ, ಅವ್ರ ಕೆಪಾಸಿಟಿ ಮೇಲೆ ನಿಂತಿರ್ಬೇಕು, ಅವ್ರ ಆಸಕ್ತಿ ಗುರಿ ಎರಡು ಒಂದೇ ಆಗಿರ್ಬೇಕು. ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಈಗ ಕೆಲವು ಮಕ್ಕಳಿಗೆ ನಾನು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಸೈಂಟಿಸ್ಟ್ ಆಗ್ಬೇಕು ಅಂತ ಇರ್ತಾರೆ. ಬಟ್ ಅವ್ರಿಗೆ ವಿಜ್ಞಾನನೇ ಆಸಕ್ತಿ ಇರಲ್ಲ, ಮ್ಯಾಥಮೆಟಿಕ್ಸೇ ಕಷ್ಟ ಇರುತ್ತೆ. ಎಷ್ಟೋ ಮಕ್ಕಳು ನಮ್ಮ ಗ್ರಾಮೀಣ ಮಕ್ಕಳು ಪಿ ಯು ಸಿ ಅದನ್ನು ಆರ್ಟ್ಸ್ ತಗೊಂಡಿರ್ತಾರೆ. ನಾವು ಕೇಳ್ತೀವಿ ನೀವು ಏನಾಗಬೇಕು ಅಂತಂದ್ರೆ, ಅವ್ರು ಆರ್ಟ್ಸ್ ಓದ್ತಾ ಇದ್ರು ಸಹ ನಾನು ವೈದ್ಯನಾಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಅವ್ರು ಹೇಳ್ತಾ ಇರ್ತಾರೆ. ಅಂದ್ರೆ ನಮ್ಮ ಮಕ್ಕಳಿಗೆ ಇಲ್ಲಿ ನಾನು ಜೀವನ ಅವ್ರ ಗೋಲ್ಸೇ ಡಿಫೈನ್ ಆಗಿರಲ್ಲ. ಪ್ರಾಬ್ಲಮ್ ಏನಪ್ಪ ಅಂದ್ರೆ, ನಾವೇನ್ ಅವರು ಎಸ್ ಎಲ್ ಸಿ ಆದ್ಮೇಲೆ ಏನ್ ಮಾಡ್ಬೇಕು ಅನ್ನೋದು ಯಾವ್ದ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಅವರ ಜೀವನದ ಗುರಿ ಮೇಲೆ ನಿಂತಿರುತ್ತೆ. ಹಾಗಾಗಿ ಇಲ್ಲಿ ಪೋಷಕರು ಮತ್ತೆ ಶಿಕ್ಷಕರು ನಾವು ಮಕ್ಕಳನ್ನ ಸರಿಯಾಗಿ ಅಬ್ಸರ್ವ್ ಮಾಡಿ ಅವರ ಗೋಲ್ಸ್ನ ಡಿಫೈನ್ ಮಾಡಿದ್ರೆ ನಾವು ಹೆಲ್ಪ್ ಆಗ್ಬೇಕು. ನಿಮ್ಮಲ್ಲಿ ಈ ಕೆಪಾಸಿಟಿ ಇದೆ. ಈಗ ಮಕ್ಕಳಲ್ಲಿ ಕೆಲವು ತುಂಬಾ ಬುಕ್ಕಿಸ್ ಇರ್ತಾರೆ, ಕೆಲವು ತುಂಬಾ ಪ್ರಾಕ್ಟಿಕಲ್ ಆಗಿ ಇರ್ತಾರೆ, ಕೆಲವು ತುಂಬಾ ಪೀಪಲ್ ಓರಿಯೆಂಟೆಡ್ ಇರ್ತಾರೆ. ಸಾಕಷ್ಟು ಮಕ್ಕಳಲ್ಲಿ ಬೇರೆ ಬೇರೆ ತರದ ಬುದ್ಧಿವಂತಿಕೆ ಇರುತ್ತೆ. ಬುದ್ಧಿವಂತಿಕೆ ಅಂದ್ರೆ ಪುಸ್ತಕದ ಜ್ಞಾನವನ್ನ ಓದಿ ತಲೆಯಲ್ಲಿ ಇಟ್ಟುಕೊಂಡು ಪರೀಕ್ಷೆ ಬರೆಯೋದಷ್ಟೇ ಅಲ್ಲ, ಬುದ್ಧಿವಂತಿಕೆ ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಇರುತ್ತೆ, ಸ್ಪೋರ್ಟ್ಸ್ ಅಲ್ಲಿ ಇಂಟೆಲಿಜೆನ್ಸ್ ಇರುತ್ತೆ, ಕೆಲವಿಗೆ ಬರವಣಿಗೆ ಇರುತ್ತೆ, ಕೆಲವಿಗೆ ವಾಕ್ಚಾತುರ್ಯ ಇರುತ್ತೆ. ಈ ತರ ಸಾಕಷ್ಟು ಡಿಫ್ರೆಂಟ್ ಲೆವೆಲ್ ಆಫ್ ಇಂಟೆಲಿಜೆನ್ಸ್ ಇರುತ್ತೆ ಮಕ್ಕಳಲ್ಲಿ. ಸೊ ನಾವು ಇದನ್ನ ಒಂದನ್ನೇ ನಾವು ಬುದ್ಧಿವಂತಿಕೆ ಅಂತ ಕನ್ಸಿಡರ್ ಮಾಡ್ಬಿಡ್ತೀವಿ. ಆಮೇಲೆ ಮೂರವರು ನಮ್ಮ ಗ್ರಾಮೀಣ ಭಾಗದ ಮಕ್ಕಳಲ್ಲಿ ಗುರಿ ಅಂತಂದಾಗ ಅವರು ದೊಡ್ಡ ಮಟ್ಟದ ಗುರಿ ಇಟ್ಕೊಳ್ಳೋದೇ ಇಲ್ಲ.
1: ಹೌದು,
0: ಯಾಕಂದ್ರೆ ಅವರು ಸುತ್ತಮುತ್ತ ವಾಸಿಸುವ ಪರಿಸರ ಅವ್ರಿಗೆಲ್ಲ ಕಾಣೋದು ಯಾರಪ್ಪ ಅಂದ್ರೆ, ಒಂದು ಸಣ್ಣ ಪುಟ್ಟ ಸರ್ಕಾರಿ ನೌಕರರು ಮಾತ್ರ ಅವ್ರ ಕಣ್ಣು ಕಾಣ್ತಾರೆ. ಯಾರೊಬ್ರು ಪ್ರೈಮರಿ ಟೀಚರು, ಹೈಸ್ಕೂಲ್ ಟೀಚರ್ ಆಗಿರ್ಬೋದು, ಕೆ ಎಸ್ ಆರ್ ಟಿ ಸಿ ಬಸ್ ಡ್ರೈವರು, ಕಂಡಕ್ಟರು, ಈ ತರ ಸಣ್ಣ ಪುಟ್ಟ ಹುದ್ದೆಗಳನ್ನೇ ನೋಡಿ ನೋಡಿ ನೋಡಿ ಅವ್ರಿಗೂ ಅದೇ ತರ ಆಗ್ಬೇಕು ಅಂತ ಇರುತ್ತೆ. ನೀವು ನಮ್ಮ ಗ್ರಾಮೀಣ ಭಾಗದ ಮಕ್ಕಳು ನೋಡಿ, ಅವ್ರ ಯಾರಿಗೂ ನಾನು ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ಬೇಕು, ಹೈಕೋರ್ಟ್ ಜಡ್ಜ್ ಆಗ್ಬೇಕು, ನಾನು ಇಸ್ರೋ ಈಗ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಲ್ಲಿ ನಾನು ವಿಜ್ಞಾನಿ ಆಗ್ಬೇಕು, ಮತ್ತೆ ನಾನು ದೊಡ್ಡ ದೊಡ್ಡ MNC ಕಂಪನೀಸ್ಗಳಲ್ಲಿ ಮೈಕ್ರೋಸಾಫ್ಟ್ ಗೂಗಲ್ ಅಂತ ಕಂಪ್ನಿಗಳಲ್ಲಿ ನಾನು ಒಂದು ಕ್ರೋಸ್ ಟುಗೆದರ್ ಪ್ಯಾಕೇಜ್ ತಗೋಬೇಕು, ಮತ್ತೆ ನಾನು ದೊಡ್ಡ ದೊಡ್ಡ ನಮ್ಮ ದೇಶದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳು ಅಂತಿದೆ, ಇನ್ಸ್ಟಿಟ್ಯೂಷನ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ಇದೆ, ಸುಮಾರು 121 ಇನ್ಸ್ಟಿಟ್ಯೂಟ್ಗಳಿವೆ. ಇಂಥ ಅಂದ್ರೆ ಯಾವುದು NIT ಆಗಿರ್ಬೋದು, IIT, ನ್ಯಾಷನಲ್ ಲಾ ಸ್ಕೂಲ್ ಇರ್ಬೋದು, DRDO, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, ಇಂಥ ಕಡೆ ಎಲ್ಲ ನಾನು ಹೋಗಿ ಓದ್ಬೇಕು. ಸೊ ಇದು ಯಾವುದು ಅವರಲ್ಲಿ ಇರಲ್ಲ, ತುಂಬಾ ಮಾಹಿತಿಯ ಕೊರತೆ ಇದೆ.
1: ಹೌದು,
0: ಓಕೆ. ಸೊ ಇಂಥ ಮಕ್ಕಳನ್ನ ಅಡ್ರೆಸ್ ಮಾಡೋಕ್ಕೆ ಅವ್ರನ್ನ ಅವ್ರನ್ನ ಒನ್ ಟು ಒನ್ ಕುಂತ್ಕೊಂಡು ಮಾತಾಡೋರಾಗಿರ್ಬೋದು, ಮತ್ತೆ ಇದಕ್ಕೆ ಇದನ್ನ ಪ್ರೇರೇಪಿಸುವಂತಹ ಮತ್ತೆ ಇಂತಹ ಶೈಕ್ಷಣಿಕ ವಾತಾವರಣವನ್ನ ಕಲ್ಪಿಸುವಂತಹ ವ್ಯವಸ್ಥೆನೇ ನಮ್ಮ ಗ್ರಾಮೀಣ ಮಕ್ಕಳಿಗೆ ಇಲ್ಲ ನಾನು ನೋಡ್ದಂಗೆ. ಈ ಉದ್ದೇಶದಿಂದ ಅವ್ರಿಗೆ ಈ ಕೆರಿಯರ್ ಗೈಡೆನ್ಸು ತುಂಬಾ ಅನಿವಾರ್ಯ ಅಂತ ನನ್ಗನ್ಸುತ್ತೆ.
1: ಓಕೆ ಸರ್, ಅದ್ರ ಬಗ್ಗೆ ಮಾತಾಡೋಣ. ಒಂದು ಕರೆ ಇದೆ. ಹಲೋ ಸರ್, ನಮಸ್ತೆ, ಹೇಳಿ. ಹಲೋ, ಸರ್ ತಾವು ಹೇಳಿದ್ರಿ ಈಗ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಒಂದು ವೃತ್ತಿ ಮಾರ್ಗದರ್ಶನದ ಅಗತ್ಯ ಅಥವಾ ಅದರದ್ದು ಮಹತ್ವ ಏಕೆ ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಈಗ ನಾವು ವೃತ್ತಿಯನ್ನ ಆಯ್ಕೆ ಮಾಡ್ಕೊಳ್ಳುವಾಗ ಆ ವಿದ್ಯಾರ್ಥಿಗಳು ಯಾವ ಒಂದು ಅಂಶಗಳನ್ನ ಮುಖ್ಯವಾಗಿ ಪರಿಗಣಿಸ್ಬೇಕು ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಬೋದು ಸರ್?
0: ಸರ್, ಯಾವುದೇ ಒಂದು ವೃತ್ತಿ, ಈಗ ವೃತ್ತಿ ಅಂತ ಬಂದ್ರೆ ಸುಮಾರು ನಮ್ಮಲ್ಲಿ 1.5 ಲಕ್ಷಕ್ಕೂ ಹೆಚ್ಚು ಡಿಫ್ರೆಂಟ್ ವೃತ್ತಿಗಳಿದೆ, ಪ್ರೊಫೆಷನ್ಸ್ ಇದೆ. ಈಗ ಟೀಚಿಂಗ್ ಒಂದು ಪ್ರೊಫೆಷನ್, ಅಡ್ವೊಕೇಟ್ ಒಂದು ಪ್ರೊಫೆಷನ್, ಜಡ್ಜ್ ಒಂದು ಪ್ರೊಫೆಷನ್, ಪೊಲೀಸ್ ಅದು ಒಂದು ವೃತ್ತಿ. ಇದೇ ತರ ಸಾಕಷ್ಟು, ಈಗ ಸಿಂಗಿಂಗ್ ಅದು ಕೂಡ ಒಂದು ವೃತ್ತಿನೇ. ಸೊ ಇದೇ ತರ ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ವೃತ್ತಿಗಳು ನಮ್ಮಲ್ಲಿದೆ. ಅದರಲ್ಲಿ ಅವನು ವೃತ್ತಿನ ಹೆಂಗ್ ಆಯ್ಕೆ ಮಾಡ್ಕೋಬೇಕಂದ್ರೆ ಅವನಲ್ಲಿ ಇರೋ ಆಸಕ್ತಿ, ಪ್ಯಾಶನ್ ಮೇಲೆ. ಈಗ ನನ್ನಲ್ಲಿ ತುಂಬಾ ನಾನು ಒಳ್ಳೆ ಗುಡ್ ಕಮ್ಯುನಿಕೇಟರು, ನಂಗಳ ಜನಗಳ ಜೊತೆ ಮಾತಾಡೋಂತ ಒಂದು ಸ್ಕಿಲ್ ಇದೆ ನನಗೆ, ಮಾತುಗಾರಿಕೆ ಚೆನ್ನಾಗಿದೆ. ಅವರು ಟೀಚಿಂಗ್ ಪ್ರೊಫೆಷನ್ ಬರ್ಬೋದು ಅಥವಾ ಯಾವುದು ಲಾ ಪ್ರೊಫೆಷನ್ಸ್ ಬರ್ಬೋದು. ಕೆಲವರು ಪೀಪಲ್ ಓರಿಯೆಂಟೆಡ್ ಇಲ್ಲ, ಮಷಿನ್ ಓರಿಯೆಂಟೆಡ್ ಇರ್ತಾರೆ. ಅವ್ರಿಗೂ ಅವ್ರಿಗೆ ಜನಗಳ ಜೊತೆ ಸಂವಹನ ಇದರಲ್ಲಿ ತುಂಬಾ ಕಡಿಮೆ ಇರ್ತಾರೆ. ಅಂತ ವಿದ್ಯಾರ್ಥಿಗಳು ಈ ರಿಸರ್ಚ್, ಇನೋವೇಷನ್ ಇಂಥ ಫೀಲ್ಡ್ಗೆ ಹೋಗ್ಬೋದು. ಅಂದ್ರೆ ಇದು ಅವರ ಒಂದು ಕೆಪಾಸಿಟಿ ಮೇಲೆ ಹೋಗುತ್ತೆ ಸರ್, ಅವರ ಆಸಕ್ತಿ ಮೇಲೆ. ಅದು ಅವರು ಒಂದು ವೃತ್ತಿನ ಆಯ್ಕೆ ಮಾಡ್ಕೋಬೇಕಾಗುತ್ತೆ.
1: ಖಂಡಿತ.
0: ಅಂದ್ರೆ ಈಗ ನನಗೆ ಅಲ್ಲಿ ಆ ವೃತ್ತಿಗೆ ಹೋದ್ರೆ

0: ಈಗ ಎಲ್ಲ ವೃತ್ತಿನ ಹೆಂಗ ಆಯ್ಕೆ ಮಾಡ್ಕೊತಾ ಇದ್ರೆ ಅಂದ್ರೆ ಎಲ್ರಿಗೂ ಏನ್ ಬೇಕು, ನನಗೆ ಒಂದು ಜಾಬ್ ಬೇಕು, ಜಾಬ್ ಎರಡೇ ಮಾನದಂಡ, ನನಗೆ ಅದು ಒಂದು ದೊಡ್ಡ ಒಳ್ಳೆ ಸಂಬಳ ಕೊಡಬೇಕು ಮತ್ತೆ ಒಂದು ರೆಸ್ಪೆಕ್ಟ್ ಕೊಡ್ಬೇಕು, ಇವೆರಡೂ ಬೇಕು ನನಗೆ. ಬರೀ ರೆಸ್ಪೆಕ್ಟ್ ಕೊಟ್ಟು ಸ್ಯಾಲ್ರಿ ಕೊಡ್ಲಿಲ್ಲ ಅಂತಂದ್ರು ನಾನು ಕೆಲಸ ಮಾಡಲ್ಲ, ಅಥವಾ ಬರೀ ಸ್ಯಾಲ್ರಿ ಕೊಟ್ಟು ರೆಸ್ಪೆಕ್ಟ್ ಇಲ್ಲ ಅಂತಂದ್ರು ಇಲ್ಲ, ಜನಗಳ ನಿರೀಕ್ಷೆ ಆಗೇನೆ. ಅದರಲ್ಲೂ ನಮ್ಮ ಗ್ರಾಮೀಣ ಪರಿಸರದ ಒಂದು ಮನಸ್ಥಿತಿ ಹೇಗಿದೆ ಅಂದ್ರೆ ನಮ್ಗೆ ಕೆಲಸ ಬೇಕು, ಅದರಲ್ಲೂ ಸರ್ಕಾರಿ ಕೆಲಸನೇ ಬೇಕು ಅನ್ನೋದು ಅವರ ವಾದ.
1: ಹೌದು,
0: ಆದ್ರೆ ವಾಸ್ತವ ನಿಮ್ಗೊಂದು ಹೇಳ್ಬಿಡ್ತೀನಿ, ಈಗ ನಮ್ಮ ಇಂಡಿಯಾದಲ್ಲಿ ಇರತಕ್ಕಂಥ ಒಟ್ಟು ಸರ್ಕಾರಿ ಒಟ್ಟು ಉದ್ಯೋಗ ಪ್ರಮಾಣದಲ್ಲಿ ಸರ್ಕಾರಿ ಉದ್ಯೋಗ ಇರೋದು ಕೇವಲ 2.5% ಮಾತ್ರ. ಇನ್ನು ಸುಮಾರು 97% ಉದ್ಯೋಗ ಖಾಸಗಿ ಕ್ಷೇತ್ರದಲ್ಲಿ, ಆರ್ಗನೈಸ್ಡ್ ಮತ್ತೆ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಲ್ಲಿ, ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ಇದೆ. ಸೊ ನಾವೇನ್ ಮಾಡ್ತಾ ಇದೀವಿ, ಕೇವಲ ಕಡಿಮೆ 2.5% ಇರತಕ್ಕಂತ ಈ ಸರ್ಕಾರಿ ಉದ್ಯೋಗಕ್ಕೆ ಹೆಚ್ಚು ಪ್ರಯತ್ನ ಪಡ್ತೀವಿ. ಸೊ ಈ ಮೈಂಡ್ ಸೆಟ್ ಒಬ್ಬ ಯಾಕೆ ಈಗ ನಮ್ಮ ಹಳ್ಳಿಗಳ ನೋಡಿ ಸರ್ಕಾರಿ ಉದ್ಯೋಗಗಳಿಗೆ ಒಂದು ರೆಸ್ಪೆಕ್ಟ್ ಕೊಡೋದು, ಅವ್ರನ್ನ ಮಾತ್ರ ಎಲ್ಲೋ ಒಂದು ತುಂಬಾ ಉನ್ನತ ಹೋಗಿ ಅವ್ರಿಗೆ ಗೌರವ ಕೊಟ್ಟು ಉನ್ನತ ಹಂತದಲ್ಲಿ ಇರ್ತಾರೆ. ಬೇರೆಯವರು ಖಾಸಗಿ ಕಂಪನಿಗಳಲ್ಲಿ ಅವರು ಒಳ್ಳೆ ಉತ್ತಮ ಜೀವನ ನಡೆಸಿ ಅವರಲ್ಲಿ ಸಾಕಷ್ಟು ಬುದ್ಧಿವಂತಿಕೆ ಇದ್ರು ಸಹ ಅವ್ರಿಗೆ ಒಳ್ಳೆ ರೆಸ್ಪೆಕ್ಟ್ ಇರಲ್ಲ. ನಮ್ಮ ಗ್ರಾಮೀಣದಲ್ಲಿ ನಿಮ್ಗೆ ಗೊತ್ತಿದೆ ನೋಡಿರ. ಸೊ ಈ ಮನಸ್ಥಿತಿ ಹೋಗ್ಬೇಕು.
1: ಹೌದು,
0: ಎಲ್ರಿಗೂ ಸರ್ಕಾರಿ ಕೆಲಸ ತಗೊಳ್ಳಿ, ಅವರೆಲ್ಲರೂ ಸರ್ಕಾರಿ ಕೆಲಸಕ್ಕೆ ಹೋಗ್ಲೇಬೇಕು ಅನ್ನೋಂತ ಒಂದು ಅನಿವಾರ್ಯತೆಯಿಂದ ಆ ಒಂದು ಮನಸ್ಥಿತಿಯಿಂದ ಹೊರಗಡೆ ಬರಬೇಕು.
1: ಖಂಡಿತ ಸರ್, ಹೌದು.
0: ಇದು ಇವತ್ತು ಇದು ಇದು ವಿದ್ಯಾರ್ಥಿಗಳಿಗಿಂತ ಪೋಷಕರಿಗೆ ಈ ಜ್ಞಾನ ಬೇಕು.
1: ಹೌದು,
0: ಹಾಗಾಗಿ ವೃತ್ತಿ ಆಯ್ಕೆಯಲ್ಲಿ ಆಮೇಲೆ ವೃತ್ತಿಗೆ ಪೂರಕವಾದಂತ ಕೋರ್ಸ್ಗಳ ಆಯ್ಕೆನಲ್ಲಿ ಫಸ್ಟ್ ನಾವು ಡಿಸಿಷನ್ ತಗೋಬೇಕು ಸರ್. ನಾವು ಒಂದು ಒಳ್ಳೆ ಕೋರ್ಸ್ ನ ಮಾಡಿದ್ರೆ ಅದು ನಮ್ಗೆ ಸಾಕಷ್ಟು ವೃತ್ತಿಗಳಿಗೆ ನಮ್ಮನ್ನ ತಗೊಂಡೋಗುತ್ತೆ. ಕೆಪಾಸಿಟಿ ಇದ್ರೆ ತುಂಬಾ ಬೇಕಂತ ವೃತ್ತಿಗೆ ಸ್ಕಿಲ್ ಇಂಪಾರ್ಟೆಂಟ್. ನಾವೊಂದು ಒಳ್ಳೆ ಕೋರ್ಸ್ ಮಾಡಿದ್ರೆ ಅಲ್ಲೆಲ್ಲ ಕಲಿತೀವಿ, ನೆಕ್ಸ್ಟ್ ನಾವು ಸುಮಾರು ವೃತ್ತಿಗಳನ್ನ ನಾವು ಮಾಡ್ಬೋದು.
1: ಹೌದು,
0: ಹಂಗೆ ಬೇಸಿಕಲಿ ನಾವು ವಿದ್ಯಾರ್ಥಿಗಳಿಗೆ ವೃತ್ತಿಯ ಜೊತೆಗೆ ಈ ಕೋರ್ಸ್ಗಳು, ಕಾಲೇಜಿನ ಆಯ್ಕೆ ತುಂಬಾ
1: ಇಂಪಾರ್ಟೆಂಟ್ ಆಗಿರುತ್ತೆ. ಹೌದು
0: ಹೌದು.
1: ಓಕೆ ಸರ್, ಈಗ ತಾವು ಹೇಳಿದ್ರಿ ಈಗ ಆಸಕ್ತಿ ಇರ್ಬೋದು, ನಾವು ಆ ಕಾಲೇಜ್ಗಳನ್ನ ನಾ ಹೇಗೆ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರೆ, ಈಗ ಅದೇ ರೀತಿಗೆ ವಿದ್ಯಾರ್ಥಿಗಳಿಗೆ ತಮ್ಮ ಆಸಕ್ತಿ ಸಾಮರ್ಥ್ಯ ಮತ್ತು ತಮ್ಮ ಕೌಶಲ್ಯವನ್ನು, ಯಾಕಂದ್ರೆ ಕೆಲವರುಗಳು ತಮ್ಮಲ್ಲಿ ಕೌಶಲ್ಯಗಳಿರುತ್ತೆ, ಆಸಕ್ತಿ ಇರುತ್ತೆ, ಅದನ್ನು ಅವರು ಒಂದು ಹೊರ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ತಾವು ಹೇಳಿದಂಗೆ ಗ್ರಾಮೀಣ ಮಟ್ಟದಲ್ಲಿ ಸಾಕಷ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳಿರ್ತಾರೆ, ತುಂಬ ಕೌಶಲ್ಯವನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿಗಳಿರ್ತಾರೆ. ಸೊ ಇವರು ಹೇಗೆ ಈ ಒಂದು ಕೌಶಲ್ಯವನ್ನು ಅಥವಾ ಆಸಕ್ತಿಯನ್ನು ಗುರುತಿಸ್ಕೊಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಯಾವ ಥರ ಹೋಗಿ ಗುರುತಿಸ್ಕೊಳ್ಬೋದು ಸರ್ ಅವರು?
0: ಸರ್, ಅದೇ ನಾನು ಹೇಳಿದಾಗೆ ಈಗ ಒಬ್ಬ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು, ಈಗ ದೇವಿ ಶೆಟ್ಟಿ ಅಂತ ಒಬ್ಬರು ಫೇಮಸ್ ಡಾಕ್ಟರ್ ನಿಮಗೆಲ್ಲ ಗೊತ್ತಿದೆ, ಅವರು ಒಂದು ಹೇಳ್ತಾರೆ, ದ ರೂರಲ್ ಸ್ಟೂಡೆಂಟ್ಸ್ ಹ್ಯಾಸ್ ಮ್ಯಾಜಿಕ್ ಇನ್ ದೇರ್ ಹ್ಯಾಂಡ್ಸ್ ಅಂತ. ಅಂದರೆ ಅವರ ಪ್ರಕಾರ ಈ ಯಾರು ಗ್ರಾಮೀಣ ಪರಿಸರದಲ್ಲಿ ಬೆಳೆದು ವಿಜ್ಞಾನ ಓದಿ ಅದರಲ್ಲೂ MBBS ಅಂತ MBBS MD ಕೋರ್ಸ್ಗಳನ್ನ ಓದಿ ಬಂದಿರ್ತಾರೋ ಅವರು ಮೆಡಿಸಿನ್ ಫೀಲ್ಡಲ್ಲಿ ಪೇಷೆಂಟ್ನ ಕ್ಯೂರ್ ಮಾಡೋದ್ರಲ್ಲಿ, ಪೇಷೆಂಟ್ ಇಂಟ್ರಾಕ್ಟ್ ಮಾಡೋದ್ರಲ್ಲಿ ತುಂಬ ನಿಸ್ಸೀಮ್ರು, ದೇ ಕ್ಯಾನ್ ಡೂ ಮ್ಯಾಜಿಕ್ ಇನ್ ದರ್ ಹ್ಯಾಂಡ್ಸ್ ಅಂತ ಈ ರೂರಲ್ ಬ್ಯಾಕ್ಗ್ರೌಂಡ್ ಇರತಕ್ಕಂಥ ವಿದ್ಯಾರ್ಥಿಗಳ ಬಗ್ಗೆ ತುಂಬ ಅಭಿಮಾನದಿಂದ ಒಂದು ಮಾತನ್ನ ಹೇಳ್ತಾರೆ.
1: ಹೌದು,
0: ಅಂದರೆ ನಾವು ಗ್ರಾಮೀಣ ಪರಿಸರದಲ್ಲಿ ಬೆಳೆದಿರೋದ್ರಿಂದ ನಾವೆಲ್ಲವನ್ನು ನೋಡಿರ್ತೀವಿ, ವಿಜ್ಞಾನ, ಈ ಕೃಷಿಗೆ ನೇರವಾದ ಸಂಪರ್ಕನ ಹೊಂದಿರ್ತೀವಿ, ಅನಿಮಲ್ಸು ಎಲ್ಲವನ್ನು ನೋಡಿರ್ತೀವಿ ನಾವು. ಹಂಗಾಗಿ ಇವ್ರಿಗೆ ಬೇಗ ಎಲ್ಲವನ್ನು ಕಲಿಬೋದು ಅಂತ ಒಂದು ಕೆಪಾಸಿಟಿ ಇವರಲ್ಲಿರುತ್ತೆ.
1: ಹೌದು,
0: ಆದರೆ ಸಮಸ್ಯೆ ಏನಪ್ಪ ಅಂದರೆ ಗ್ರಾಮೀಣ ಮಟ್ಟದ ಭಾಗದ ಮಕ್ಕಳಲ್ಲಿ ಒಂದು ಥರದ ಕೀಳರಿಮೆ ಇರುತ್ತೆ.
1: ಹೌದು ಸರ್, ಓಕೆ ಸರ್, ಅದ್ರ ಬಗ್ಗೆ ನಾವು ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ,
2: ನನ್ನ ಹೆಸರು ವಿಜಯಕುಮಾರ್ ಅಂತ ಹೇಳಿ, ನಾನು
1: ವಿಜಯ್ ಕುಮಾರ್ ಅವರು ಉಸ್ಕೂರ್ಹಾಡಿ ಶಾಲೆಯಿಂದ ಮಾತನಾಡ್ತಾ ಇದ್ರೆ, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ ವಿಜಯ್ ಕುಮಾರ್ ಅವರೇ.
2: ಸರ್, ಇಲ್ಲಿ 1-5 ಕ್ಲಾಸ್ ಕಂಡೈತೆ ಪ್ರೈಮರಿ ಸ್ಕೂಲು. ಮುಂದಕ್ಕೆ ಮಕ್ಕಳಿಗೆ ಹೋಗಲ್ಲ, ಮಕ್ಕಳು ಮುಂದಕ್ಕೆ ಹೋಗ್ತೀವಿ ಸರ್, ಮುಂದಕ್ಕೆ ಅವ್ರು SSC ತನಕ ಹೋಗಲ್ಲ, ಅದಕ್ಕೆ ಏನ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ.
1: ಓಕೆ, ಈಗ ತಾವ್ ಹೇಳ್ತಾ ಇದ್ದೀರಾ 1-5 ತರಗತಿ ತನಕ ಮಾತ್ರ ಇಲ್ಲಿ ಶಾಲೆ ಇದೆ, ಮುಂದಕ್ಕೆ ಅವ್ರು SSLC ಓದೋದಕ್ಕೆ. ಓಕೆ ಸರ್, ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ, ಈಗ ನಿಮ್ಮ ಪ್ರಶ್ನೆನ ಸರ್ಗೆ ನಾನು ಹೇಳ್ತಾ ಇದ್ದೀನಿ, ನೀವು ಹೇಳಿದ್ದು ಸರ್ ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ ಸರ್. ಅದು ಈಗ ಅವ್ರದ್ದು ಪ್ರಶ್ನೆ ಏನಪ್ಪ ಅಂದ್ರೆ, ಇದು ಟ್ರೈಬಲ್ ಹಾಡಿ ಸ್ಕೂಲು, ಸೊ ಅಲ್ಲಿಗೆ 1-5 ತರಗತಿ ತನಕ ಮಾತ್ರ ಶಾಲೆ ಇದೆ, ಸೊ ಮುಂದಕ್ಕೆ ಮಕ್ಕಳು ಶಾಲೆಗೆ ಹೋಗ್ತಾ ಇಲ್ಲ ಅಂತ ಮಕ್ಕಳಿಗೆ ನಾವು ಏನು ಮಾಡ್ಬೋದು ಟೀಚರ್ ಆಗಿ ಅಂತಕ್ಕಂಥ ಒಂದು ಪ್ರಶ್ನೆ ಅವ್ರದ್ದು.
0: ಸರ್, ಒಂದು ನೀವು ಅಲ್ಲಿ ಮಕ್ಕಳು 1-5 ತರಗತಿ ತನಕ ಓದಿ 5 ತರಗತಿಯಿಂದ ನೆಕ್ಸ್ಟು ಅವರ ಮುಂದಿನ ಶಿಕ್ಷಣಕ್ಕೆ ಅವ್ರು ಹೋಗ್ತಾ

0: ಅಂತಾರೆ ಅವ್ರು, ಅವರಲ್ಲಿ ಎರಡು ಕಾರಣ ಇರ್ಬೋದು. ಒಂದು ಈ ಟ್ರೈಬಲ್ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂದರೆ, ತಾವು ಇರುವಂಥ ಸ್ಥಳದಲ್ಲೇ ಅವ್ರಿಗೆ ಶಾಲೆ ಎಲ್ಲವೂ ಅದೇ ಪರಿಸರದಲ್ಲಿ ಸಿಗಬೇಕು ಅನ್ನೋದು ಅವರ ಮನಸ್ಥಿತಿ ಆಗಿರುತ್ತೆ. ಸೊ ಇದು ಟ್ರೈಬಲ್ ಮೈಂಡ್ ಸೆಟ್ಟು. ಸೊ ಇಂಥ ವಿದ್ಯಾರ್ಥಿಗಳಿಗೆ ಏನು ಮಾಡ್ಬೋದು, ಈಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಾಕಷ್ಟು ಟ್ರೈಬಲ್ ಸ್ಟೂಡೆಂಟ್ಸ್ಗೆ ಅಂತಲೇ ಸಾಕಷ್ಟು ರೆಸಿಡೆನ್ಸಿಯಲ್ ಸ್ಕೂಲ್ನ ಕೊಟ್ಟಿದೆ. ಈಗ ಟ್ರೈಬಲ್ ಮಕ್ಕಳಿಗೆ ಅವ್ರಿಗೆ ಶಿಕ್ಷಣಕ್ಕೆ ಪ್ರಮುಖ ಕಾರಣ ಏನಪ್ಪ ಅಂದರೆ ಮನೆಯಲ್ಲಿ ಆ ಥರ ಶೈಕ್ಷಣಿಕ ಪರಿಸರ ಇರಲ್ಲ. ಸೊ ಇದನ್ನು ಗಮನದಲ್ಲಿಟ್ಕೊಂಡು ಇಂತಹ ವಿದ್ಯಾರ್ಥಿಗಳಿಗೋಸ್ಕರನೇ 6ನೇ ತರಗತಿಯಿಂದ ಉಚಿತ ಶಿಕ್ಷಣ, ಅವ್ರಿಗೆ ಊಟ ವಸತಿ ಇಂದ ಹಿಡಿದು ಪ್ರತಿಯೊಂದೂ ಒಂದು ಉಚಿತ ಶಿಕ್ಷಣ ಅವ್ರಿಗೆ ಸಿಗ್ತಾ ಇದೆ. ಹಾಗಾಗಿ ನೀವೇನು ಮಾಡ್ಬೋದು ಅಂತಂದರೆ, 5ನೇ ಕ್ಲಾಸ್ ಮುಗಿದ ನಂತರ 6ನೇ ಕ್ಲಾಸ್ಗೆ ಅವ್ರನ್ನ ಆ ಒಂದು ರೆಸಿಡೆನ್ಸಿಯಲ್ ಸ್ಕೂಲ್ಗೆ ಸೇರಿಸ್ಬೋದು. ರೆಸಿಡೆನ್ಸಿಯಲ್ ಸ್ಕೂಲಲ್ಲಿ ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಇರುತ್ತೆ ಖಂಡಿತವಾಗ್ಲೂ. ಯಾಕಂದರೆ ಅವ್ರಿಗೆ ನಮ್ಮ ನಮ್ಮ ನೀವು ಮನೆಯಲ್ಲೇ ಬಿಟ್ಟರೆ ಏನಾಗುತ್ತೆ ಅಂದರೆ, ಅವರು ಮನೆಯಲ್ಲಿರ್ತಕ್ಕಂಥ ಪರಿಸರ ಏನಾಗಿರುತ್ತೆ ಅಂದರೆ ಅವರ ಶಿಕ್ಷಣಕ್ಕೆ ಪೂರಕವಾಗಿರಲ್ಲ. ಈಗ ಅವ್ರ ತಂದೆ ತಾಯಿ ಪ್ರತಿದಿನ ಕೂಲಿನಲ್ಲಿ ಮಾಡಿ ಬರ್ತಾರೆ, ಮತ್ತು ಅವರು ಮದ್ಯ ವ್ಯಸನಕ್ಕೆ ಒಳಗಾಗಿರ್ತಾರೆ. ಮಕ್ಕಳು ಪ್ರತಿದಿನ ಅದನ್ನೇ ನೋಡ್ತಾ ನೋಡ್ತಾ ಎಲ್ಲೋ ಒಂದು ಕಡೆ ಅವರು ಒಂದು ಅದಕ್ಕೆ ಅಡಿಕ್ಟ್ ಆಗ್ತಾರೆ, ಆಕರ್ಷಣೆ ಹೊಂದ್ತಾರೆ. ಹಂಗಾಗಿ ಅಂತ ವಾತಾವರಣದಿಂದ ಮಕ್ಕಳನ್ನ ಒಂದು ಶೈಕ್ಷಣಿಕ ಪರಿಸರಕ್ಕೆ ಶಿಫ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಅವರಲ್ಲಿ ಅವ್ರನ್ನ ನಾವು ಸಾಕಷ್ಟು ವಿದ್ಯಾವಂತರಾಗಿ ಮಾಡ್ಬೋದು. ಈ ವಿಚಾರದಲ್ಲಿ ನಮಗೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅನ್ನ ಸಾಕಷ್ಟು ಕೆಲಸ ಮಾಡಿದೆ. ಅವ್ರದ್ದು ಮೈನ್ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದ್ದನೆ ಈ ಟ್ರೈಬಲ್ ಪೀಪಲ್ಗೆ ಎಜುಕೇಶನ್ ಕೊಟ್ಟು ಅವ್ರನ್ನ ಸಮಾಜದ ಮುಖ್ಯ ಒಂದು ವಾಹಿನಿಗೆ ತರದೇ ಅವರ ಮುಖ್ಯ ಉದ್ದೇಶ. ಅದರಿಂದನೇ ಅದನ್ನ ಅದ ಮೋಟ ಇಟ್ಕೊಂಡೇ ಅದೊಂದು ಪ್ರಾರಂಭ ಆಗಿರೋದು. ಸೊ ಇಂಥ ಸಾಕಷ್ಟು ಎನ್ ಜಿ ಒಗಳು ಸಹ ಇವತ್ತು ಕೆಲಸ ಮಾಡ್ತಾ ಇದೆ. ಮತ್ತು ಇಂಥ ಟ್ರೈಬಲ್ ಆಡಿಯಿಂದ ಓದಿ ಇವತ್ತು ಅಗ್ರಿಕಲ್ಚರ್ ಸೈನ್ಸಲ್ಲಿ ಸೈಂಟಿಸ್ಟ್ಗಳು ಸಹ ಆಗಿದ್ದಾರೆ. ನಾವು ತುಂಬ ಜನ ನೋಡಿದ್ದೀವಿ, ಅವರು ಟ್ರೈಬಲ್ ಆಡಿಗ್ನೇ ನಮ್ಮ ಹುಣಸೂರು ಭಾಗದವರು, ಎಚ್ ಡಿ ಕೋಟೆ ಭಾಗದವರೆಲ್ಲ ಸಾಕಷ್ಟು ಜನ ಓದಿದ್ದಾರೆ ಸರ್ ಸ್ಪೋರ್ಟ್ಸಲ್ಲಿ. ಈಗ ಒಬ್ಬರು ಇಲ್ಲಿ ಪೊನ್ನಂಪೇಟೆ ಫಾರೆಸ್ಟ್ರಿ ಕಾಲೇಜಲ್ಲಿ ಒಬ್ಬರು ಫಾರೆಸ್ಟ್ನಲ್ಲಿ ಪ್ರೊಫೆಸರು ಸಹ ಆಗಿದ್ದಾರೆ.
1: ಹೌದು,
0: ಹಂಗಾಗಿ ಸಾಕಷ್ಟು ಉದಾಹರಣೆಗಳಿದೆ. ನೀವು ಅಂಥವ್ರನ್ನ ನೀವು ಮಾದರಿಯಾಗಿ ತಗೊಂಡು ಮಕ್ಕಳನ್ನ ಮೋಟಿವೇಟ್ ಮಾಡಿಸಿ ನಾವು ಬೆಳಿಬೇಕು ಸರ್.
1: ಓಕೆ ಸರ್, ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರೆ ಈಗ ಮಕ್ಕಳು ಹೇಗೆ ಅಂದರೆ ಗ್ರಾಮೀಣ ವಿದ್ಯಾರ್ಥಿಗಳು ಯಾವ ಥರ ಒಂದು ಕೌಶಲ್ಯಗಳನ್ನು ಗುರುತಿಸ್ಕೊಳ್ಬೇಕು ಅನ್ನೋದು. ಸೊ ಅದೇ ರೀತಿಗೆ SSLC ಮತ್ತು PUC ನಂತರ ಇರತಕ್ಕಂಥ ಒಂದು ಪ್ರಮುಖ ಶಿಕ್ಷಣಗಳಿರ್ಬೋದು ಮತ್ತು ವೃತ್ತಿ ಅವಕಾಶಗಳ ಬಗ್ಗೆ ತಾವು ತಿಳಿಸ್ಬೋದು ಸರ್, ಯಾಕೆಂದರೆ SSLC ಮತ್ತು PUC ಅಂತಕ್ಕಂಥದ್ದು ಒಂದು ಮೆಟ್ಟಿಲು. ಸೊ ಈ ಸಂದರ್ಭದಲ್ಲಿ ನಾವು ಯಾವ ಥರ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಳ್ತೀವಿ, ಅದ್ರ ಮೇಲೆ ಕೂಡ ನಮ್ಮ ಒಂದು ಜೀವನ ಇರ್ಬೋದು ಅಥವಾ ನಮ್ಮ ವೃತ್ತಿ ಇರ್ಬೋದು ಎಲ್ಲ ಕೂಡ ಪ್ರಾರಂಭ ಆಗ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ಹೇಗೆ ಅವ್ರಗಳಿಗೆ ಈ ಒಂದು ಅವಕಾಶಗಳ ಬಗ್ಗೆ ತಿಳಿಸ್ಬೋದು ಸರ್?
0: ಸರ್, SSLC ಮುಗಿದ ನಂತರ ವಿದ್ಯಾರ್ಥಿಗಳಿಗೆ ಈಗ ನಮ್ಮ ರಾಜ್ಯದಲ್ಲಿ ಸುಮಾರು ಲಾಸ್ಟ್ ಕಳೆದ ವರ್ಷದಲ್ಲಿ ಸುಮಾರು 724,794 ಜನ ವಿದ್ಯಾರ್ಥಿಗಳು ಪಾಸ್ ಆದರು. ಸೊ ಇದರಲ್ಲಿ ಕಾಮನ್ಗೆ ಅವ್ರಿಗೆ ಏನೇನು ಅವಕಾಶ ಇದೆ ಅಂತಂದರೆ, ಮಾಮೂಲಿ ಒಂದು ಪ್ರೀ ಯೂನಿವರ್ಸಿಟಿ ಕೋರ್ಸ್ ಇದೆ, ಅದ್ಬಿಟ್ಟು ಡಿಪ್ಲೊಮೋ ಇದೆ, ITI ಇದೆ, ಪ್ಯಾರಾಮೆಡಿಕಲ್ ಇದೆ, ಮತ್ತು ಅದರ್ ಜಾಬ್ ಓರಿಯೆಂಟೆಡ್ ಡಿಪ್ಲೊಮಾ ಕೋರ್ಸ್ಗಳು, 5 ತರದ ಕೋರ್ಸ್ಗಳಿವೆ. ಇದರಲ್ಲಿ ಸುಮಾರು 95% ವಿದ್ಯಾರ್ಥಿಗಳು ಎಲ್ಲಿಗೆ ಹೋಗ್ತಾರೆ ಅಂದರೆ PUC ಸೇರ್ತಾರೆ. ಇನ್ನು 5-10% ವಿದ್ಯಾರ್ಥಿಗಳು ITI ಡಿಪ್ಲೊಮೋ ಪ್ಯಾರಾಮೆಡಿಕಲ್ ಈ ಥರದ ಕೋರ್ಸ್ಗಳಿಗೆ ಸೇರ್ತಾರೆ. ಬಟ್ ನಾನು ಸಜೆಸ್ಟ್ ಮಾಡಿದೆ ಏನಪ್ಪ ಅಂದರೆ, ಈ ವಿದ್ಯಾರ್ಥಿಗಳು ಅವ್ರ ಜೀವನದಲ್ಲಿ ಏನಾದರೂ ದೊಡ್ಡದಾಗಿ ಸಾಧನೆ ಮಾಡಬೇಕು, ನಾವು ಈ ಎಂಥ ಇರೋರು ನನ್ನ ಪ್ರಕಾರ ಅವರು PUC ಜಾಯ್ನ್ ಆಗಬೇಕು. ಈ ITI ಡಿಪ್ಲೊಮೋ, ಈಗ ಕೆಲವು ವಿದ್ಯಾರ್ಥಿಗಳು ಡಿಪ್ಲೊಮಾಗೆ ಸೇರ್ತಾರೆ, ಯಾಕೆಂದರೆ ಈ PUC ಸೈನ್ಸ್ ಕಷ್ಟ ಅಂದ್ಬಿಟ್ಟು ಡಿಪ್ಲೊಮಾಗೆ ಸೇರ್ತಾರೆ. ಅದು ತಪ್ಪು. ಅದು ಡಿಪ್ಲೊಮಾ ಕರಿಕುಲಮ್ ಹೇಗಿದೆ ಅಂದರೆ, ಸೈನ್ಸ್ ಕರಿಕುಲಮ್ಮು ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಏನಿದೆ ಅದೇ ಡಿಪ್ಲೊಮಾದಲ್ಲೂ ಬರುತ್ತೆ. ಹಾಗಾಗಿ ಅವರು ಸೈನ್ಸು ಡಿಫಿಕಲ್ಟ್ ಅಂತ ಡಿಪ್ಲೊಮಾಗೆ ಸೇರೋದು ತಪ್ಪು. ಹಾಗೆ ನಾನು ಸಜೆಸ್ಟ್ ಮಾಡೋದು ಅವರು PUC ಸೇರೋದು ಬೆಸ್ಟು. ಈ ITI ಮತ್ತು ಪ್ಯಾರಾಮೆಡಿಕಲು ಇಲ್ಲೂ ಹೋಗ್ಬೋದು, ಬಟ್ ಇಲ್ಲಿ ITI ಪ್ಯಾರಾಮೆಡಿಕಲ್ ಮತ್ತು ಅದರ ಜಾಬ್ ಓರಿಯೆಂಟೆಡ್ ಕೋರ್ಸ್ ಮುಗಿದ ನಂತರ ಅವರಿಗೆ ಮುಗಿಸಿದ ನಂತರ ಯಾವ್ದಾದ್ರು ಒಂದು ಕೆಲಸ ಸಿಕ್ಕೇ ಸಿಗುತ್ತೆ. ಆಮೇಲೆ ITI ಮುಗಿದ ತಕ್ಷಣ ಅವರು ಸ್ವಂತವಾಗಿ ಯಾವ್ದಾದ್ರು ಒಂದು ಕೆಲಸವನ್ನು ಪ್ರಾರಂಭ ಮಾಡ್ಬೋದು.
1: ಹೌದು,
0: ಆದರೆ ಒಂದು ತಮ್ಮ ವೃತ್ತಿಯಲ್ಲಿ ತುಂಬ ದೊಡ್ಡ ಬದಲಾವಣೆಗಳನ್ನ ಮತ್ತು ಗ್ರೋತ್ ಇಲ್ಲ ಇಲ್ಲಿ. ಆ ದೃಷ್ಟಿಯಿಂದ ನಾನು PUC ಅವ್ರನ್ನ ರೆಕಮೆಂಡ್ ಮಾಡ್ತೀನಿ. ಮತ್ತು PUC ನಿಮ್ಗೆ ಗೊತ್ತಿದೆ ಸೈನ್ಸ್ ಆರ್ಟ್ಸ್ ಕಾಮರ್ಸ್ 3 ಇದೆ. ಬಟ್ ಈಗ ಬದಲಾದ ಶೈಕ್ಷಣಿಕ ಪರಿಸರದಲ್ಲಿ ಏನಾಗಿದೆ ಅಂದರೆ, ಈಗ ಮೊದಲೆಲ್ಲ ಏನಾಗಿತ್ತು, ನಮ್ಮ ಹತ್ರ ದುಡ್ಡಿದೆ ಅಂತಂದರೆ ನಮ್ಗೆ ಬೇಕಾದಂಥ ಶಾಲೆಗಳನ್ನ ನಾವು ಆಯ್ಕೆ ಮಾಡ್ಕೋಬೋದಾಗಿತ್ತು.
1: ಹೌದು,
0: ಬಟ್ ಈಗ ಏನಾಗಿದೆ ಅಂದರೆ ಸರ್, SSLC ಮುಗಿಸಿದ ತಕ್ಷಣ PUC ಆದ ತಕ್ಷಣ ನೆಕ್ಸ್ಟ್ ಇಯರ್ ಎಜುಕೇಷನ್ಗೆ ಹೋಗ್ಬೇಕಾದ್ರೆ ನಮ್ಮ ಇಂಡಿಯಾದಲ್ಲಿ ಏನಾಗಿದೆ, ಎಲ್ಲದಕ್ಕೂ ಎಂಟ್ರೆನ್ಸ್ ಎಕ್ಸಾಮ್ ಬಂದಿದೆ. ಸುಮಾರು 40 ಹೆಚ್ಚು ಹೆಚ್ಚು ಡಿಫ್ರೆಂಟ್ ಎಂಟ್ರೆನ್ಸ್ ಎಕ್ಸಾಮ್ಸ್ ಇವೆ ಸರ್. ಯಾವುದೇ ಪ್ರೊಫೆಷನಲ್ ಕೋರ್ಸ್ಗೆ ಹೋಗ್ಬೇಕಂತಂದ್ರೆ, ಮತ್ತೆ ನಮ್ಮ ಭಾರತದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಿಗೆ ಹೋಗ್ಬೇಕಾದ್ರೆ, ಮತ್ತೆ ಕೇಂದ್ರೀಯ

0: ವಿಶ್ವವಿದ್ಯಾನಿಲಯಗಳು ಮತ್ತು ನಮ್ಮ ರಾಜ್ಯದ ವಿಶ್ವವಿದ್ಯಾನಿಲಯಗಳು, ಈ ಎಲ್ಲ ವಿಶ್ವವಿದ್ಯಾನಿಲಯಗಳಿಗೆ ಹೋಗ್ಬೇಕಾದ್ರೂ ಈ ಎಂಟ್ರೆನ್ಸ್ ಎಕ್ಸಾಮ್ ಇದು ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಇಡುತ್ತಾರದೇ ಇಲ್ಲೇನೆ.
1: ಹೌದು,
0: ಅವರು ಸ್ಟ್ರೈಟ್ ಅವೇ ಆಫ್ಟರ್ ಎಸ್ ಎಸ್ ಎಲ್ ಸಿ ಆರ್ಟ್ಸ್ ಸೇರ್ತಾರೆ, ಕಾಮರ್ಸ್ ಸೇರ್ತಾರೆ, ಸೈನ್ಸ್ ಸೇರ್ತಾರೆ. ಅವ್ರಿಗೆ ಪಿ ಯು ಸಿ ಆದ್ಮೇಲೆ ಏನ್ ಮಾಡ್ಬೇಕು ಅದನ್ನ ಗಮನದಲ್ಲಿ ಇಟ್ಕೊಂಡು ಅವರು ಪಿ ಯು ಕೋರ್ಸ್ ನ ಪ್ಲಾನ್ ಮಾಡಲ್ಲ ಅವರು. ಈಗ ನೋಡಿ ಹೆಂಗೆ ಅಂತಂದ್ರೆ, ಈಗ ಪಿ ಯು ಸಿ ನಲ್ಲಿ ಎಲ್ಲರೂ ಕಾಮರ್ಸ್ ಅಂತ ಬರೋಣ. ಕಾಮರ್ಸ್ ಗೆ ನಾವು ಟ್ರೆಡಿಷನಲ್ ಆಗಿ ಹಿಸ್ಟ್ರಿ, ಎಕನಾಮಿಕ್ಸ್, ಬಿಸ್ನೆಸ್, ಅಕೌಂಟೆನ್ಸಿ ಓದ್ತೀವಿ. ಈಗ ನೋಡಿ ಈ ಬಿಸ್ನೆಸ್ ಅಕೌಂಟೆನ್ಸಿಗೆ ಹಿಸ್ಟ್ರಿ ಪೂರಕವಾದ ಸಬ್ಜೆಕ್ಟ್ ಅಲ್ಲ. ಅದ್ರ ಬದಲು ನಾನು ಅವ್ರಿಗೆ ರೆಕಮೆಂಡ್ ಮಾಡೋದೇನಪ್ಪ ಅಂದ್ರೆ, ನೀವು ಬಿಸ್ನೆಸ್ ಅಕೌಂಟೆನ್ಸ್ ಜೊತೆಗೆ ಎಕನಾಮಿಕ್ಸ್ ಓದಿ, ಸ್ಟಾಟಿಸ್ಟಿಕ್ಸ್ ಓದಿ, ಕಂಪ್ಯೂಟರ್ ಸೈನ್ಸ್ ಓದಿ, ಬೇಸಿಕ್ ಮ್ಯಾಥಮೆಟಿಕ್ಸ್ ಇದೆ, ಈಗೆಲ್ಲ ಇಂತಹ ಕಾಂಬಿನೇಷನ್ ಗಳು ಬಂದಿದೆ. ಸೊ ನೀವು ಟ್ರೆಡಿಷನಲ್ ಆಗಿ ಎಚ್ ಇ ಬಿ ಎ ಓದ ಬದಲು ನೀವು ಬಿಸ್ನೆಸ್, ಅಕೌಂಟೆನ್ಸಿ, ಹಿಸ್ಟ್ರಿ, ಎಕನಾಮಿಕ್ಸ್ ಮೂರು ಒಳ್ಳೆ ಸಬ್ಜೆಕ್ಟ್, ಇದ್ರ ಜೊತೆಗೆ ಒಂದು ಕಂಪ್ಯೂಟರ್ ಸೈನ್ಸ್, ಒಂದು ಸ್ಟಾಟಿಸ್ಟಿಕ್ಸ್ ಬೇಸಿಕ್ ಇದನ್ನ ತಗೊಳ್ಳಿ. ಆಮೇಲೆ ಇನ್ನು ಆರ್ಟ್ಸ್ ಓದಂತವ್ರಿಗೆ ನಾನು ರೆಕಮೆಂಡ್ ಮಾಡೋದು, ನೀವು ಆರ್ಟ್ಸ್ ನೀವು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿ. ಇವತ್ತು ಆರ್ಟ್ಸ್ ಏನಾಗಿದೆ ಅಂದ್ರೆ, ನಿಮ್ಗೊಂದು ಡೇಟಾ ಹೇಳ್ತೀನಿ ಕೇಳಿ, ಎಸ್ ಎಸ್ ಎಲ್ ಸಿ ಮುಗಿದ ತಕ್ಷಣ ಪಿ ಯು ಸಿಗೆ ಸೇರೋ ವಿದ್ಯಾರ್ಥಿಗಳಲ್ಲಿ ನಮ್ಗೆಲ್ಲ ಮೊದಲು ಹೆಂಗಿದು ಸೈನ್ಸ್ ತುಂಬಾ ಕಷ್ಟ, ಸೈನ್ಸ್ಗೆ ಯಾರು ಸೇರಲ್ಲ ಅಂತ ಮೈಂಡ್ ಇತ್ತು. ನಿಮ್ಗೆ ಇನ್ನೊಂದು ಡೇಟಾ ಗೊತ್ತಾ, ಈ ಲಾಸ್ಟ್ ಇಯರ್ ರಿಸಲ್ಟ್ ಅಲ್ಲಿ ನಮ್ಮ ರಾಜ್ಯದಲ್ಲಿ ಪಿ ಯು ಸಿ ಪಾಸ್ ಆಗಿರೋರು ಸುಮಾರು 637,000 ಸಾವಿರ ಜನ ಎಕ್ಸಾಮ್ ಬರೀತಾರೆ. ಆರ್ಟ್ಸ್ ಅಲ್ಲಿ ಪಾಸ್ ಆಗಿರೋದು ಕೇವಲ 98,000 ಜನ. ಕಾಮರ್ಸ್ 182,000, ಸೈನ್ಸ್ 266,000. ಅಂದ್ರೆ ಎಷ್ಟು ಅಂತಂದ್ರೆ ಆರ್ಟ್ಸ್ಗೆ ವಿದ್ಯಾರ್ಥಿಗಳಿಲ್ಲ. ನಿಮ್ಗೆ ಇನ್ನೂ ಒಂದು ಗೊತ್ತಿಲ್ಲ, 2024-25 ಆರ್ಟ್ಸ್ ಅಲ್ಲಿ ಪಾಸ್ ಔಟ್ ಆಗಿರೋದು ಇಡೀ ನಮ್ಮ ರಾಜ್ಯದಲ್ಲಿ ಬರೀ 81,000 ಜನ ಅಷ್ಟೇ. ಅಂದ್ರೆ ಹಿಂಗಾಗಿದ್ದಾರೆ, ಒಬ್ಬ ವಿದ್ಯಾರ್ಥಿ ಆರ್ಟ್ಸ್ ಸೇರಿದ್ರೆ ಕಾಮರ್ಸ್ಗೆ ಇಬ್ರು, ಸೈನ್ಸ್ಗೆ ಮೂರು ಜನ. ಅತಿ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ವಿಜ್ಞಾನಕ್ಕೆ ಹೋಗ್ತಾ ಇದಾರೆ.
1: ಖಂಡಿತ ಹೌದು,
0: ಹೆಚ್ಚು ಪದವೀಧರರು ಇವತ್ತು ವಿಜ್ಞಾನದಲ್ಲೇ ಬರ್ತಾ ಇರೋದು.
1: ಹೌದು,
0: ಬಟ್ ಆರ್ಟ್ಸ್ಗೆ ನನ್ನ ಪ್ರಕಾರ ಇನ್ನು 5 ಹಿಂಗೆ ಇದು ಫ್ರೀಸಿಂಗ್ ಅಲ್ಲಿ ಇರುತ್ತೆ. ಆರ್ಟ್ಸ್ಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ತುಂಬಾ ಕಡಿಮೆ ಆಗುತ್ತೆ. ಇನ್ನು 5 ಆದ್ಮೇಲೆ ಆರ್ಟ್ಸ್ ಪದವೀಧರರಿಗೆ ತುಂಬಾ ಡಿಮ್ಯಾಂಡ್ ಬರುತ್ತೆ. ಆಮೇಲೆ ಹೆಚ್ಚು ಅನ್ಎಂಪ್ಲಾಯ್ಗಳು ಸೃಷ್ಟಿಯಾಗೋದು ಎಲ್ಲೇಪ್ಪ ಅಂದ್ರೆ ಈ ಒಂದು ವಿಜ್ಞಾನ ಪದವೀಧರರು. ಯಾಕಂದ್ರೆ ಕಳೆದ 10 ಈ ಟ್ರೆಂಡ್ ಏನಾಗಿದೆ ಅಂದ್ರೆ, ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಒಂದು ತರದ ಪ್ರೆಸ್ಟೀಜ್ ಇದೆ, ಇಂಜಿನಿಯರಿಂಗು, ಡಾಕ್ಟರ್ ಓದೋದ್ರು ಮಾತ್ರ ಜೀವನ ಇದೆ, ಸೈನ್ಸ್ ಓದೋರು ಮಾತ್ರ ಬುದ್ಧಿವಂತರು, ಆರ್ಟ್ಸ್ ಓದೋರಿಗೆ ಕೆಲಸ ಸಿಗಲ್ಲ, ಈ ತರ ಒಂದು ಪೂರ್ವಗ್ರಹ ಪೀಡಿತರಾಗಿದ್ದಾರೆ. ಕಾಲ್ ಅಟೆಂಡ್ ಮಾಡೋಣ. ಸೊ ಈ ತರ ಪೂರ್ವಗ್ರಹ ಪೀಡಿತರಾಗಿ ಏನಾಗಿದೆ ನೋಡಿ, ಈ ತರ ನಮ್ಮಲ್ಲಿ ಒಂದು ಇಂಬ್ಯಾಲೆನ್ಸ್ ಆಗಿ ಇವತ್ತು ಎಷ್ಟೋ ಕಡೆ ಆರ್ಟ್ಸ್ ಕ್ಲೋಸ್ ಆಗ್ತಾ ಇದೆ. ಆರ್ಟ್ಸ್ ಕಾಲೇಜ್ಗಳು
1: ಹೌದು,
0: ಆರ್ಟ್ಸ್ಗೆ ವಿದ್ಯಾರ್ಥಿಗಳೇ ಹೋಗ್ತಾ ಇಲ್ಲ. ಅಂದ್ರೆ ಈ ಪ್ರೆಜುಡಿಸ್ನ ಅಂದ್ರೆ ಇದು ಯಾಕೆ ಆಗ್ತಾ ಇದೆ ಅಂತಂದ್ರೆ, ಅವ್ರಿಗೆ ಹೇಳ್ದಲ್ಲ ಸರ್ ಸ್ಕೋಪ್ ಅನ್ನ ಒಂದು, ಈಗ ಸೈನ್ಸ್ ಮಾಡಿದ ಸ್ಕೋಪ್ ಇದೆ, ಆರ್ಟ್ಸ್ ಸ್ಕೋಪ್ ಇಲ್ಲ ಅಂತ.
1: ಹೌದು,
0: ನನ್ನ ಪ್ರಕಾರ ಇದಕ್ಕೆ ನಿಮ್ದು ನೆಕ್ಸ್ಟ್ ಪ್ರಶ್ನೆ ಇದೆ. ಈ ಸ್ಕೋಪ್ ಅನ್ನೋದು ಡಿಪೆಂಡ್ ಆಗೋದು ಕೋರ್ಸ್ ಮೇಲೆ ಸರ್, ಸ್ಟೂಡೆಂಟ್ ಇಂದ ಡಿಪೆಂಡ್ ಆಗೋದು. ಅವನು ಒಂದು ಕೋರ್ಸ್ ನ ಎಷ್ಟು ಪರಿಣಾಮಕಾರಿಯಾಗಿ ಅವನು ಅಧ್ಯಯನ ಮಾಡ್ತಾನೆ ಅದ್ರ ಮೇಲೆ ಸ್ಕೋಪ್ ನಿಂತಿರುತ್ತೆ ಹೊರತು ಆ ಕೋರ್ಸ್ ಮೇಲೆ ಸ್ಕೋಪ್ ನಿಂತಿರಲ್ಲ.
1: ಖಂಡಿತ ಸರ್. ಹೌದು,
0: ಈ ಕನ್ನಡ ಲಿಟ್ರೇಚರ್ ಓದೋರು IAS IPS ಎಕ್ಸಾಮ್ಗಳನ್ನ ಪಾಸ್ ಮಾಡಿದ್ದಾರೆ. ಹಂಗಾಗಿ ಎಲ್ಲವೂ ಸ್ಕೋಪು ಡಿಪೆಂಡ್ ಆಗ ಎಲ್ಲಾ ಸಬ್ಜೆಕ್ಟ್ಗಳಿಗೂ ಸ್ಕೋಪ್ ಇದೆ. ಆದ್ರೆ ವಿದ್ಯಾರ್ಥಿ ಅದನ್ನ ಚೆನ್ನಾಗಿ ಓದ್ಬೇಕು ಅಷ್ಟೇ. ಈಗ MBBS ಓದಿ ಅನ್ಎಂಪ್ಲಾಯ್ಗಳಾಗಿರೋರು ಇದಾರೆ, BSc ನರ್ಸಿಂಗ್ ಮಾಡಿ, BSc ಅಗ್ರಿಕಲ್ಚರ್ ಮಾಡಿ, ಈವನ್ ಇಂಜಿನಿಯರಿಂಗ್ ನಿಮ್ಗೆ ಗೊತ್ತಿರಲಿ, ಇವತ್ತು ಅತ್ಯಂತ ಇಂಜಿನಿಯರಿಂಗ್ ನಾವೇನು ದೊಡ್ಡ ಪದವಿ ಅಂತ ಕರಿತೀವಿ, ಇವತ್ತು ಇಂಜಿನಿಯರಿಂಗ್ ಮಾಡಿರೋರಲ್ಲಿ ಸುಮಾರು 60% ವಿದ್ಯಾರ್ಥಿಗಳಿಗೆ ಸೊ ಜಾಬ್ ಸ್ಕಿಲ್ಸೇ ಇಲ್ಲ.
1: ಹೌದು,
0: ಆ ಒಂದು ಪರ್ಟಿಕ್ಯುಲರ್ ಸ್ಟ್ರೀಮ್ ಅಲ್ಲಿ ಜಾಬ್ ತಗೊಳ್ತಕ್ಕಂತ ಅರ್ಹತೆನೆ ಅವ್ರಿಗಿಲ್ಲ. ಅವರೆಲ್ಲ 15,000-20,000 ಬೆಂಗಳೂರಿನಂತ ಒಂದು MNC ಕಂಪನೀಸ್ ಗಳಲ್ಲಿ ಕೆಲಸ ಮಾಡ್ತಾ ಇದಾರೆ. ಈಗ ನಮ್ಮೂರುಗಳಲ್ಲೇ ಕೂಲಿಗೆ ಹೋದ್ರೆ 500-600 ಸಂಬಳ ಸಿಗುತ್ತೆ, ತಿಂಗಳಿಗೆ 18,000 ಆಯ್ತು. ಸೊ ಅವರು ಸೂಟು, ನಮ್ಮ ಅಲ್ಲಿ ಸೂಟು ಬೂಟ್ ಹಾಕೊಂಡವರು 18,000 ತಗೋತಾ ಇದಾರೆ. ದಟ್ ಇಸ್ ದ ಡಿಫರೆನ್ಸ್. ಸೊ ಈ ತರ ಸನ್ನಿವೇಶಕ್ಕೆ ನಾವು ಇವತ್ತು ಬಂದ್ ನಿಂತಿದೀವಿ ಸರ್.
1: ಖಂಡಿತ.
0: ಆಮೇಲೆ ನಮ್ದು ವಿಷಯ ಏನಪ್ಪಾ ಅಂದ್ರೆ ಪಿ ಇನ್ನೊಂದು ಪ್ರಮುಖವಾದ ವಿಚಾರ, ಎಲ್ಲ ಪೋಷಕರು ಒಂದು ಅರ್ಥ ಮಾಡ್ಕೋಬೇಕಾರಪ್ಪ ಅಂದ್ರೆ, ನಾನು ಒಂದು ಪಾಯಿಂಟ್ ಹೇಳ್ದಲ್ಲ ಸರ್, ಈ ಪಿ ಯು ಸಿ ಆದ ನಂತರ ಇದೆಯಲ್ಲ, ನಮ್ಗೆ ಬೇಕಾದಂತ ಕೋರ್ಸ್ ಮತ್ತೆ ಕಾಲೇಜನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ನಮ್ಮ ಹತ್ರ ಎಷ್ಟೇ ದುಡ್ಡಿದ್ರು ಕೆಲವು ಕೋರ್ಸ್ ಮತ್ತೆ ಕಾಲೇಜನ್ನ ನಾವು ಆಯ್ಕೆ ಮಾಡ್ಕೊಳಕ್ ಆಗಲ್ಲ.
1: ಹೌದು,
0: ಎಂಟ್ರೆನ್ಸ್ ಎಕ್ಸಾಮ್ಸ್ ಮುಖ್ಯ ಸರ್, ಎಲ್ಲದಕ್ಕೂ ಇವತ್ತು ಎಂಟ್ರೆನ್ಸ್ ಎಕ್ಸಾಮ್ ಬಂದಿದೆ. ಯಾವ್ದಕ್ಕೆ ಅಂದ್ರೆ, ನೀವು ಉದಾಹರಣೆಗೆ ಯಾವುದೇ ಪ್ರೊಫೆಷನಲ್ ಕೋರ್ಸ್, ಈಗ ಇಂಜಿನಿಯರಿಂಗ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, BSc ನರ್ಸಿಂಗು, ಮತ್ತೆ ವಾಟ್ BSc ನರ್ಸಿಂಗ್ ಇರ್ಬೋದು, ಆಮೇಲೆ ಸೆಂಟ್ರಲ್ ಯೂನಿವರ್ಸಿಟೀಸ್ ಹೋಗುದು, ಎಲ್ಲದಕ್ಕೂ ಇವತ್ತು ಎಂಟ್ರೆನ್ಸ್ ಎಕ್ಸಾಮ್ಸ್ ಇದೆ.
1: ಓಕೆ ಸರ್, ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ.
2: ಹಲೋ.
1: ಹಾ ನಮಸ್ತೆ, ತಮ್ಮ ಹೆಸರು?
2: ನಾಗರಾಜ್ ಅಂತ ಮಾಗುಳಿಂದ ಮಾತಾಡ್ತೀನಿ.
1: ಹಾ ನಾಗರಾಜ್ ಅವ್ರು ಹೇಳಿ, ಇವತ್ತು ವೃತ್ತಿ ಮಾರ್ಗದರ್ಶನದ ಬಗ್ಗೆ ಮಾತನಾಡ್ತಾ ಇದ್ದಾರೆ.
2: ವೃತ್ತಿಪರ ಶಿಕ್ಷಣಕ್ಕೆ ಸರಿಯಾದ ಮಾರ್ಗದರ್ಶನ ಇಲ್ಲದೆ ಗ್ರಾಮೀಣ ಮಕ್ಕಳು ದಾರಿ ತಪ್ಪುತ್ತಿದ್ದಾರೆ ಅಂತ ನನ್ನ ಅಭಿಪ್ರಾಯ ನಿಮ್ಮ

0: ಕೈನೂನ್.
1: ಸರ್ ಅದು ಹೌದು ಸತ್ಯ ಅದು. ಈಗ ವೃತ್ತಿಪರ ಮಾರ್ಗದರ್ಶನ ಇಲ್ಲದೇ ದಾರಿ ತಪ್ಪದೆ ಇರೋದು ಸತ್ಯ ಅಂತ ನಿಮಗೆ ಗೊತ್ತಾದ್ಮೇಲೆ ಅದಕ್ಕೆ ಪೋಷಕರಾಗಿ ಮತ್ತೆ ಅಲ್ಲಿನ ಒಂದು ಶಾಲೆ ಮತ್ತೆ ಅಲ್ಲಿನ ಶಾಲೆನಲ್ಲಿ ಒಂದು ಒಂದು ಸಮಿತಿನೂ ಇರುತ್ತೆ. ಅವರೆಲ್ಲ ಏನು ಮಾಡ್ತಾ ಇದ್ದಾರೆ ಸರ್? ಈಗ ನಾವೆಲ್ಲ ಸೇರಿ ಮಕ್ಕಳಿಗೆ ಏನಾದ್ರು ಮಾಡಲೇಬೇಕಲ್ವ ಸರ್? ಸೊ ಹಾಗಾಗಿ ಇದನ್ನ ಅರಿವು ಮೂಡಿಸಕ್ಕಂತಕ್ಕಂಥ ಕೆಲಸವನ್ನ ನಾವು ಮಾಡಬೇಕು. ಈಗ ಪ್ರತಿ ವರ್ಷ ಒಂದು ಊರಿನಲ್ಲಿ ಈ ಥರ ಒಂದು ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮಗಳನ್ನ ಇದಕ್ಕೆ ಸಂಬಂಧಪಟ್ಟಂಥ ಸಂಪನ್ಮೂಲಗಳ ವ್ಯಕ್ತಿಗಳನ್ನ ಕರೆದು, ಸೊ ಪೋಷಕರು ಮತ್ತು ಈ ವೃತ್ತಿ ಮಾರ್ಗದರ್ಶನ ಅನ್ನೋದು ಸರ್ ನಾವು ಅಂತೀವಿ ಇದು ವಿದ್ಯಾರ್ಥಿಗಳಿಗಿಂತ ಪೋಷಕರಿಗೆ ಬೇಕು ಸರ್. ಯಾಕೆಂದರೆ ನಾನು ನನ್ನ ಮಗ ಇವತ್ತು 5ನೇ ಕ್ಲಾಸ್ ಓದ್ತಾ ಇದ್ದಾನೆ, 6ನೇ ಕ್ಲಾಸ್ ಓದ್ತಾ ಇದ್ದಾನೆ, ಇನ್ನು 5 ವರ್ಷ ಆದಮೇಲೆ SSLC ಮುಗಿಯುತ್ತೆ, ಇನ್ನು 7 ವರ್ಷ ಆದಮೇಲೆ, ಇನ್ನು ಅದಾದಮೇಲೆ 2 ಇಯರ್ಸ್ಗೆ PUC ಮುಗಿಯುತ್ತೆ, ಇದು ಮುಗಿದಾದ್ಮೇಲೆ ಯಾವ ಸಂಸ್ಥೆಗೆ ನಾವು ಸೇರಿಸ್ಬೇಕು, ಆ ಸಂಸ್ಥೆಗೆ ಸೇರಿಸಿದಾಗ ಅವನಿಗೆ ಹಾಸ್ಟೆಲ್ ವ್ಯವಸ್ಥೆ ಹೆಂಗೆ ಮಾಡಬೇಕು, ಮತ್ತು ಇದಕ್ಕೆ ಬೇಕಾದಂತಹ ಹಣಕಾಸು ವ್ಯವಸ್ಥೆನ ನಾನು ಹೇಗೆ ಮಾಡ್ಕೋಬೇಕು ಅಂತ ಒಂದು ನಮ್ಮ ಮಕ್ಕಳ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಒಂದು ಭವಿಷ್ಯದ ರೂಪುರೇಷೆನೆ ಪೋಷಕರಲ್ಲಿ ಇಲ್ಲ ಸರ್ ಇವತ್ತು, ಅದು ದೊಡ್ಡ ಸಮಸ್ಯೆ.
0: ಪಾಪ ಹಳ್ಳಿಲಿ ಇರ್ತಾರೆ, ಅವ್ರಿಗೆ ಏನೋ ಗೊತ್ತಾಗಲ್ಲ, ಮಾರ್ಗದರ್ಶನ ಅವ್ರಿಗೂ ಮಾರ್ಗದರ್ಶನ ಬೇಕು ಸರ್. ಅವ್ರು ಹಳ್ಳಿಲಿ ಇರ್ತಾರ, ಸೈನ್ಸ್ ಯಾವ್ದು ಆರ್ಟ್ಸ್ ಯಾವ್ದು ಅನ್ನೋದೇ ಗೊತ್ತಿರಲ್ಲ ಪಾಪ.
1: ಹೌದು ಸರ್, ಹೌದು, ಈಗ
0: ಬೇರೆ ಏನ್ ಹೇಳ್ತಾರ ಅದ ಒಪ್ಪತ್ತಾರ, ಅವ್ರು
1: ಒಪ್ಕೊಬಿಡ್ತಾರೆ. ಆಮೇಲೆ ನಾ ಹೇಳ್ದಲ್ಲ ಸರ್, ಈಗ ಮಕ್ಳು ಹೆಂಗಿದೆ ಅಂದ್ರೆ ಅವರು ಅವ್ರಿಗೆ ಅವರು ಎಷ್ಟು 15-16ನೇ ವಯಸ್ಸಲ್ಲಿ ಇರ್ತಾರೆ, ಅವ್ರಿಗೆ ನಿರ್ಧಾರ ತಗೊಳಕ್ಕಾಗಲ್ಲ, ಎಲ್ಲ ನಾವು ಮಕ್ಕಳ ಮೇಲೆ ಬಿಡೋಕ್ಕಾಗೋದಿಲ್ಲ. ಈಗ ಮಕ್ಕಳಿಗೆ ನಿರ್ಧಾರ ತಗೋತವೆ ಅಂತಂದರೆ, ಈಗ ನಾವು ಹೇಳ್ದಲ್ಲ ಅವ್ರ ಫ್ರೆಂಡ್ಸ್ಗಳೆಲ್ಲ ಎಲ್ಲೋ ಒಂದು ಕಡೆ ಕಾಲೇಜ್ ಸೇರ್ತಾ ಇರ್ತಾರೆ, ಇವರು ಹೋಗಿ ಆ ಕಾಲೇಜ್ಗೆ ಸೇರ್ಕೊಳ್ಳೋದು, ಮತ್ತು ಈ ಥರ ಅವ್ರದ್ದು ನಿರ್ಧಾರಗಳು ಹೆಂಗಿರ್ತವೆ ಅಂತಂದರೆ ಅವ್ರಿಗೆ ಮೆಚುರಿಟಿ ಇರೋಲ್ಲ. ಅವ್ರಿಗೆ ನಾವು ತಿಳಿ ಹೇಳ್ಬೇಕು, ನಿನಗೆ ಈ ಥರ ನಿನ್ನ ಬುದ್ಧಿವಂತಿಕೆ ಈ ಥರ ಇದೆ, ನೀನು ಈ ವಿಷಯದಲ್ಲಿ ಬುದ್ಧಿವಂತ ಇದೆಯಾ, ಹಾಗಾಗಿ ನೀನು ಈ ಒಂದು ಕೋರ್ಸ್ನ ಮಾಡಿದ್ರೆ ನೀನು ಸಕ್ಸಸ್ ಆಯ್ತೆ ಅಂತ ಆ ಮಕ್ಕಳಿಗೆ ತಿಳಿಯೇಳುವಂತಹ ಕೆಲಸವನ್ನು ಪ್ರಮುಖವಾಗಿ ಶಿಕ್ಷಕರು ಮತ್ತು ಪೋಷಕರು ಇಬ್ಬರು ಸಹ ಕೂಡಿ ಮಾಡ್ಬೇಕು ಸರ್. ಈ ಥರ ಶೈಕ್ಷಣಿಕ ಪರಿಸರವನ್ನು ನಾವು ಸೃಷ್ಟಿ ಮಾಡಿದ್ನಿಲ್ಲ ಅಂತ ಏನಾಗುತ್ತೆ, ನಮ್ಮ ಮಕ್ಕಳು ಓದ್ತಾರೆ, ಕೊನೆಗೆ ಒಂದು ಪ್ರಾಪರ್ ಡೈರೆಕ್ಷನ್ ಇಲ್ಲದೆ ಅವರು ಯಾವುದೋ ಒಂದು ಕೋರ್ಸಿಗೆ ಸೇರಿ ನಮಗೆ ಅನ್ಎಂಪ್ಲಾಯ್ ಆಗಲಿ ಪುನಃ ಪೋಷಕರಿಗೆ ಹೊರೆ ಆಗ್ತಕ್ಕಂಥ ಸನ್ನಿವೇಶ ಇವತ್ತು ಸಾಕಷ್ಟು ನಾವು ನಮ್ಮ ಗ್ರಾಮೀಣ ಭಾಗದಲ್ಲಿ ನೋಡ್ತಾ ಇದ್ದೀವಿ.
0: ಮಾಧ್ಯಮಗಳಲ್ಲಿ ಅವ್ರಿಗೆ ತಿಳುವಳಿಕೆ ಬೇಕಾದಷ್ಟು ಚಾನಲ್ಗಳಿವೆ ಸರ್. ಅವರು ಏನೇನು ಯಾವ್ಯಾವ ವೃತ್ತಿ ಆರಿಸ್ಕೋಬೇಕು ಅವರ ಇಚ್ಛೆಗನುಸಾರವಾಗಿ ಮಾಡ್ಕೋಬಹುದು ಅವರು. ಈಗ ಮೊನ್ನೆ ಪೊಲೀಸ್ ಕಾನ್ಸ್ಟೇಬಲ್ ಇದು ಉದ್ಯೋಗ ಬಿ ಮಾಡಿದವರು PhD ಮಾಡಿದವರೆಲ್ಲ ಬರ್ತಿದ್ದಾರೆ ಸರ್. ಅದೇ ಬಹಳ ವಿಷಾದವಾಗಿದೆ. ಬೇಕಾಗಿರೋದೇ SSLC SSLC PUC ಕ್ವಾಲಿಫಿಕೇಶನ್, MSc PhD ಮಾಡಿದವರೆಲ್ಲ ಹಿಂಗೆಲ್ಲ ಸಾಕಷ್ಟು ಜನ ಬಂದಿದ್ದಾರೆ.
1: ಹೌದೌದೌದು. ಸೊ ಈಗ ಪೋಷಕರಾಗಿ ನೀವು ಇದನ್ನ ಅನ್ಲಿಸಿದ್ ಯಾಕೆ ಹಿಂಗೆ ಆಗ್ತಾ ಇದೆ, ನಮ್ಮ ಮಕ್ಕಳಿಗೆ ಸರಿಯಾಗಿ ಮಾರ್ಗದರ್ಶನ ಮಾಡಿದರೆ? ಯಾಕಂದ್ರೆ ನೋಡಿ, ಈಗ BE ಗ್ರಾಜ್ಯುವೇಟು, PhD ಗ್ರಾಜ್ಯುವೇಟು, ಅವನ ಉದ್ದೇಶ ಅವನು ಪೊಲೀಸ್ ಆಗಬೇಕನ್ನೋ ಉದ್ದೇಶದಿಂದ ಅವನು ಇಂಜಿನಿಯರಿಂಗ್ ಸೇರಿಲ್ಲ, ಅವನು ಪೊಲೀಸ್ ಆಗಬೇಕನ್ನೋ ಉದ್ದೇಶದಿಂದ ಅವನು ಮಾಸ್ಟರ್ ಡಿಗ್ರಿ ಮಾಡಿ PhD ಮಾಡಿಲ್ಲ, ಅವನ ಉದ್ದೇಶನೇ ಬೇರೆ. ಅವನು ಇಂಜಿನಿಯರಿಂಗ್ ಅಂತಂದರೆ ಅವನು ಇಂಜಿನಿಯರಿಂಗ್ ರಿಲೇಟೆಡ್, ಉದಾಹರಣೆಗೆ ಯಾವುದು ಸಿವಿಲ್ ಇರ್ಬೋದು, ಮೆಕ್ಯಾನಿಕಲ್ ಇರ್ಬೋದು, ಕಂಪ್ಯೂಟರ್ ಸೈನ್ಸು, ಇದರನ್ನೆಲ್ಲೇ ಸಾಕಷ್ಟು ದೊಡ್ಡ ದೊಡ್ಡ ಸಂಬಳವನ್ನು ಕೊಡ್ತಕ್ಕಂಥ ಉದ್ಯೋಗಗಳಿದೆ. ಸೊ ಅವನು ಅದಕ್ಕೆ ಫೋಕಸ್ ಮಾಡಿದನು. ಇಲ್ಲಿಗೆ ಯಾಕೆ ಬರ್ತಾ ಇದ್ದಾನೆ ಅಂತಂದರೆ, ಅವನು ಓದ್ತಕ್ಕಂಥ ಇಂಜಿನಿಯರಿಂಗ್ ಸ್ಟ್ರೀಮ್ನ ಅವನು ಸರಿಯಾಗಿ ಅಭ್ಯಾಸ ಮಾಡದಿರೋದ್ರಿಂದ ಸೊ ಅವನಿಗೆ ಅಲ್ಲಿ ಇನ್ಸೆಕ್ಯೂರಿಟಿ ಫೀಲ್ ಆಗಿದೆ. ಸೊ ಈ ಕೋರ್ಸಿಂದ ನಾನು ಉದ್ಯೋಗವನ್ನು ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಇನ್ಸೆಕ್ಯೂರಿಟಿ, ಮತ್ತು ಅವನಿಗೆ ಕಾನ್ಫಿಡೆನ್ಸ್ ಇಲ್ಲದಿರೋದ್ರಿಂದ ಏನು ಮಾಡ್ತಾ ಇದ್ದಾರೆ, ಅವರು ಈ ಕಡೆ ಮುಖ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರಿಗೆ ನಾವು ಇದು ಪ್ರಾರಂಭದಲ್ಲಿ ಆಗ್ಬೇಕು ಸರ್. ಇದು ನಾವು ಈಗ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ ಒಂದು ಗಾದೆ ಮಾತು ಇದೆಯಲ್ಲ ಸರ್, ಆ ಥರ ನಾವು ಅವ್ರಿಗೆ ಈಗ PUC ಡಿಗ್ರಿನಲ್ಲಿ ಅವ್ರಿಗೆ ಈ ಕೆರಿಯರ್ ಗೈಡೆನ್ಸ್ ಮಾಡಬಾರ್ದು. ಈಗ ನೀವೇ ನೋಡಿ, ಒಬ್ಬ ಡಿಗ್ರಿ ಓದ್ತಾ ಇರೋನು, ಒಬ್ಬ ಮಾಸ್ಟರ್ ಡಿಗ್ರಿ ಓದ್ತಾ ಇರೋನು, ನಾನು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋ ಕನ್ಫ್ಯೂಷನ್ಲಿ ಮಕ್ಕಳು ಇದ್ದಾರೆ ಅಂತಂದರೆ ಅದು ಇಟ್ಸ್ ಅ ಫೇಲ್ಯೂರ್ ಆಫ್ ಅವರ್ ಸಿಸ್ಟಮ್. ಅವನಿಗೆ ಆ ಥರ ಕನ್ಫ್ಯೂಷನೇ ಬರಬಾರ್ದು. ಯಾಕಂದ್ರೆ ಕಳೆದ ಒಬ್ಬ ಹುಡುಗ ಪದವಿ ಅಂತಂದರೆ ಅವನು 12-13 ವರ್ಷ ಶೈಕ್ಷಣಿಕ ಪರಿಸರದಲ್ಲಿ ಅವನು ಓದಿರ್ತಾನೆ. ಸೊ ಆ ಒಂದು ಶಿಕ್ಷಣ ಅವನಿಗೆ ಏನು ತಂದುಕೊಡ್ತು? ಅವನು 600-600 ಮಾರ್ಕ್ಸ್ ತೆಗೆದಿರ್ಬೋದು, 100-110 ತೆಗೆದಿರ್ಬೋದು, ಆದರೆ ಒಂದು ಸ್ವಂತ ನಿರ್ಧಾರವನ್ನು ತಗೊಳ್ತಕ್ಕಂಥ ಸಾಮರ್ಥ್ಯ, ಶಕ್ತಿ, ಮನೋಬಲ ನಮ್ಮ ಮಕ್ಕಳಲ್ಲಿ ಇಲ್ಲ ಅಂತಂದರೆ ಸೊ ನಾವು ಯೋಚನೆ ಮಾಡಬೇಕಾಗಿರೋದು ನಾವು ಎಂಥ ಒಂದು ಶೈಕ್ಷಣಿಕ ಪರಿಸರವನ್ನು ಸೃಷ್ಟಿ ಮಾಡ್ತಾ ಇದ್ದೀವಿ ನಮ್ಮ ಮಕ್ಕಳಿಗೆ. ಸೊ ಇದನ್ನು ನಾವು ತುಂಬ ಗಂಭೀರವಾಗಿ ಆಲೋಚನೆ ಮಾಡಬೇಕು.
0: ಅವರು ಓದ್ದವ್ರು ಒಳ್ಳೆ ಪರಿಸರಕ್ಕೂ ಹೊಂದಿರಲ್ಲ, ಪಟ್ಟಣ ಇದಕ್ಕೂ ಮಾಡಲ್ಲ, ಎಡಬಿಡಂಗಿ ಆಗಿ ಬಹಳ ಕೃಷಿಕವಾಗಿರ್ತಾರೆ ಸರ್ ಕೆಲವರೆಲ್ಲ, ಬಹಳ ಸಮಾಜದಲ್ಲಿ ಅವರು ಮುಂದುವರಿಬೇಕಾದ್ರೆ ಬಹಳ

0: ಹೌದು ಹೌದು ಹೌದು.
1: ಬೇರೆ ಪ್ರಶ್ನೆ ಇತ್ತ ನಾಗರಾಜ್ ಅವರೇ? ಓಕೆ ಓಕೆ, ಧನ್ಯವಾದಗಳು ನಾಗರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ಈಗ SSLC PUC ನಂತರ ನಾವು ಹೇಗೆ ಯಾವ ತರ ಒಂದು ವೃತ್ತಿ ಇರ್ಬೋದು ಅಥವಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ರಿ. ಈಗ ಅದೇ ರೀತಿ ಈ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಒಂದು ವೃತ್ತಿ ಆಯ್ಕೆ ಕುರಿತಿರ್ತಕ್ಕಂಥ ಒಂದು ತಪ್ಪು ಕಲ್ಪನೆಗಳು ಯಾವ್ಯಾವ ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಬೋದು ಸರ್?
2: ಸರ್, ವೃತ್ತಿ ಆಯ್ಕೆಯ ತಪ್ಪು ಕಲ್ಪನೆಗಳು ಅನ್ನೋದಕ್ಕಿಂತ ನಾನು ಫಸ್ಟ್ ಹೇಳ್ದಲ್ಲ, ನಾನು ಯಾವ ವೃತ್ತಿಯನ್ನ ನಾನು ಮಾಡಬೇಕು ಅನ್ನೋದೇ ಡಿಫೈನ್ ಆಗಿರಲ್ಲ ಅದು. ತಪ್ಪು ಕಲ್ಪನೆ ಅನ್ನೋಕ್ಕಿಂತ ಈಗ ಮಕ್ಕಳೇ ಏನಾಗಿದ್ದಾರೆ, ನನಗೆ ಯಾವುದಾದ್ರು ಕೆಲಸ ಸಿಕ್ಕರೆ ಸಾಕು, ನಿಮಗೆ ಸಂಬಳ ಬಂದರೆ ಸಾಕು ಅನ್ನೋ ಒಂದು ಲೆವೆಲ್ಗೆ ಮಕ್ಕಳು ಯೋಚನೆ ಮಾಡ್ತಾಯಿದ್ದಾರೆ. ಸೊ ಸ್ಪೆಸಿಫಿಕ್ ಆಗಿ ಈಗ ನಾವು ಮಕ್ಕಳಿಗೆ ಏನಾಗಿ, ನಾವು ನಮ್ಮ ಡಿಗ್ರಿನಲ್ಲಿ ನಮ್ಮ ಕಾಲೇಜಲ್ಲಿ ಒಂದು 3,500 ಜನ ಸ್ಟೂಡೆಂಟ್ಸ್ ಇರ್ತಾರೆ. ನಾವು ಅವ್ರಿಗೆ BSC ಅಡ್ಮಿಷನ್ ಆದ ತಕ್ಷಣ ಒಂದು ಪ್ರಶ್ನೆ ಕೇಳ್ತೀನಿ, ನೀವು BSC ನೀವು ಚೂಸ್ ಮಾಡ್ಕೊಂಡಿರೋದ ಅಥವಾ ನೀವು BSC ಬೈ ಚಾನ್ಸ್ ಬಂದಿರೋದಂತ? ಆರ್ ಯು ಎಂಟರ್ಡ್ BSC ಬೈ ಚಾನ್ಸ್ ಆರ್ ಯು ಐ ಚೂಸ್ BSC ಅಂತ? ಬೈ ಚಾನ್ಸ್ ಅಂದರೆ ನಾವು ಏನೋ ಬೇರೆ ಮಾಡಬೇಕಾಗಿತ್ತು, ಅಲ್ಲೆಲ್ಲೂ ಸಿಗಲಿಲ್ಲ, ಅದಕ್ಕೆ BSC ಬಂದಿದ್ದೀವಿ. ಆ ಥರದವ್ರು ಇರ್ತಾರೆ ಸುಮಾರು 90% ಮಕ್ಕಳು. ಅವ್ರಿಗೆ ಇಂಜಿನಿಯರಿಂಗು, ಮೆಡಿಕಲು, ಫಾರ್ಮಸಿ, ನರ್ಸಿಂಗ್ ಸಿಗದೇ ಇವತ್ತು BSC ಸೈನ್ಸ್ ಬರ್ತಾ ಇದ್ದಾರೆ. ಕೇಳ್ತಾ ಇರ್ತೀವಿ ನಾವು ಈ ಯಾಕೆ ಅಂದರೆ, ಈಗ ಪ್ರಿಪೇರ್ಡ್ನೆಸ್ ಅಂತ ಕರಿತೀವಿ, ಸಿದ್ಧತೆ, ಒಂದು ಮಾನಸಿಕ ಸಿದ್ಧತೆ ಇರಬೇಕು. ಮತ್ತು ಇನ್ನೊಂದು, ಈ ಶೈಕ್ಷಣಿಕ ಪರಿಸರವನ್ನು ಅವರು ಸರಿಯಾಗಿ ಅರ್ಥ ಮಾಡ್ಕೊಳ್ಳದಿರೋದ್ರಿಂದ ಅವ್ರು ಏನಾಗ್ತಾರೆ, ಫೇಲೂರ್ ಆಗ್ತಾ ಇದ್ದಾರೆ.
1: ಹೌದು.
2: ಓಕೆ, ಈಗ ವೃತ್ತಿ ಆಯ್ಕೆ ಅಂತ ನಾನು ಹೇಳ್ದಲ್ಲ, ವೃತ್ತಿ ಅನ್ನೋದು ಯಾರ ಮೇಲೆ ಇರುತ್ತೆ ಅಂದರೆ ಅವನ ಆಪ್ಟಿಟ್ಯೂಡ್ ಮೇಲೆ, ಅವನ ಪರ್ಸ್ನಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ಅವನ ಪ್ಯಾಷನ್ ಏನು. ಈಗ ಒಬ್ಬ ವಿದ್ಯಾರ್ಥಿ ಬಂದು ನಾನು ಏನು ವೃತ್ತಿ ಮಾಡ್ತೆ ಅಂತ ನಾನು ಕೇಳಿದಾಗ ನಾನು ಅವನು ಆನ್ಸರ್ ಮಾಡೋಕ್ಕಾಗಲ್ಲ, ಬಿಕಾಸ್ ಅವನ ಕೆಪಾಸಿಟಿ ಏನು, ಅವ್ನ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು. ಈಗ ಸ್ವಾಟ್ ಅನಾಲಿಸ್ ಅಂತ ಕರಿತೀವಿ. ಓಕೆ, ಸ್ಟ್ರೆಂತು, ವೀಕ್ನೆಸ್ಸು, ಅಪಾರ್ಚುನಿಟಿ ಮತ್ತು ಥ್ರೆಟ್ಟು, ಅದು ಇಂಡಿವಿಜುವಲ್ಲಿ ಡಿಫ್ರೆನ್ಸ್ ಇರುತ್ತೆ. ಅವನು ಅನಾಲಿಸಿಸ್ ಮಾಡಬೇಕು, ನನ್ನ ಸ್ಟ್ರೆಂತ್ ಏನು, ನಾನು ಯಾವ ಕ್ಷೇತ್ರಕ್ಕೆ ಹೋದರೆ ನಾನು ಸಕ್ಸಸ್ ಆಗ್ಬೋದು, ನನ್ನ ಕೆಪಾಸಿಟಿ ಏನು, ನನ್ನ ಸ್ಕಿಲ್ಲು, ಕೆಪಾಸಿಟಿಗೆ ಮತ್ತು ಈ ವೃತ್ತಿಗೆ ಒಂದಕ್ಕೊಂದು ಪೂರಕವಾಗಿದೆಯಾ. ಈಗ ಎಷ್ಟೋ ಜನ ಹೇಳ್ದಲ್ಲ, ಅವ್ರಿಗೆ ಕಮ್ಯುನಿಕೇಷನ್ ಗ್ಯಾಪ್ ಇರುತ್ತೆ, ದೇ ನಾಟ್ ಗುಡ್ ಸ್ಪೀಕರ್. ಓಕೆ, ಅವರು ಜನಗಳ ಜೊತೆ ಮಾತಾಡೋಗಿರ್ಬೋದು, ಕಮ್ಯುನಿಕೇಷನ್ಲಿ ತುಂಬ ಪೂರ್ ಇರ್ತಾರೆ. ಬಟ್ ಅಂಥವ್ರನ್ನ ಟೀಚಿಂಗ್ ಫೀಲ್ಡಿಗೆ ಬಂದರೆ ಅವ್ರು ಸರ್ವೈವ್ ಆಗ್ತಾರಾ? ಅಲ್ಲಿ ಸರ್ವೈವ್ ಆಗಲ್ಲ, ಅಲ್ಲಿ ಫೇಲ್ಯೂರ್ ಆಗ್ತಾನೆ ಅವನು. ಹಂಗಂತ ಅವನು ದಡ್ಡ ಅಂತಲ್ಲ, ಅವನು ಬೇರೆ ಏನೋ ಕ್ಷೇತ್ರ ಇರುತ್ತೆ. ಸೊ ಅದನ್ನ ಗುರುತಿಸ್ಕೋಬೇಕು ಅವನು,
1: ಖಂಡಿತ
2: ನಾನು ಈ ಕ್ಷೇತ್ರಕ್ಕೆ ಫಿಟ್ ಇಲ್ಲ, ಹಂಗಾಗಿ ನಾನು ಬೇರೆ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ. ಸೊ ಅವ್ರ ಪ್ರಶ್ನೆಗಳು ಕೇಳ್ಕೋಬೇಕು ಅಲ್ಲಿ. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಗ್ರಾಮೀಣ ಭಾಗದಲ್ಲಿ ಒಂದು ದೊಡ್ಡ ಕೊರತೆ ಏನಪ್ಪಾ ಅಂದ್ರೆ, ಈಗ ನಾನು ನಮ್ದು ಇಲ್ಲಿ ಈಗ ಸರ್ಗುರುಲೊಂದು PU ಕಾಲೇಜ್ ಆಗಿದೆ, ಸೈನ್ಸ್. ನಮ್ಮ ಕೋಟೆಯಲ್ಲಿ ಸೈನ್ಸ್ ಕಾಲೇಜ್ಗಳೊಂದು ಅಷ್ಟಾಗಿದೆ. ನಮ್ಮ ಕೋಟೆ ತಾಲೂಕಿನ ಮಕ್ಕಳು, ಎಸ್ಪೆಷಲ್ ನಮ್ಮ ಮೈಸೂರು ಜಿಲ್ಲೆ ಮಕ್ಕಳು, ಗ್ರಾಮೀಣ ಭಾಗದ ಮಕ್ಕಳು ನೋಡ್ತೀನಲ್ಲ, ಇವರೆಲ್ಲರೂ ಒಂದು ಕಾಮನ್ ಪ್ಯಾಟರ್ನ್ ಇದೆ. ಎಲ್ಲ ಗ್ರಾಮೀಣ ಮಕ್ಕಳಲ್ಲಿ ಒಂದು ಕಾಮನ್ ಪ್ಯಾಟರ್ನ್ ಆಫ್ ಚೂಸಿಂಗ್ ಅ ಕೋರ್ಸ್ ಇದೆ. ಏನು, PUC ಆರ್ಟ್ಸ್ ಆಯ್ತಾ, ನೆಕ್ಸ್ಟು BA, PUC ಕಾಮರ್ಸ್ ಆಯ್ತಾ, ನೆಕ್ಸ್ಟು BCOM, PUC ಸೈನ್ಸ್ ಆಯ್ತಾ, ನೆಕ್ಸ್ಟು BSC. ಇದೇ ಕಾಮನ್ ಪ್ಯಾಟರ್ನಲ್ಲಿ ನಾವು ಸುಮಾರು ಯಾವಾಗ ಶಿಕ್ಷಣದಲ್ಲಿ ಜಾಗೃತಿ ಬಂದು ಇವರೆಲ್ಲ, ಆಮೇಲೆ ಇದೆಲ್ಲ ಇವರೆಲ್ಲ ಫಸ್ಟ್ ಜನ್ರೇಷನೇ. ಸುಮಾರು ಬಹುತೇಕ ನಮ್ಮ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಸುಮಾರು 80% ಮಕ್ಕಳು ಫಸ್ಟ್ ಜನ್ರೇಷನ್ ಲರ್ನರ್ಸೇ. ಇಲ್ಲಿ ಯಾರು ಸೆಕೆಂಡ್ ಜನ್ರೇಷನ್ ತುಂಬ ಕಡಿಮೆ, ಸೆಕೆಂಡ್ ಆ್ಯಂಡ್ ಥರ್ಡ್ ಜನ್ರೇಷನ್ ಅಂತೂ ಇಲ್ವೇ ಇಲ್ಲ ಬಿಡಿ. ಸೊ ಇವರಲ್ಲಿ ಏನಾಗಿದೆ ಅಂದರೆ, ಒಂದು ಕಾಮನ್ ಪ್ಯಾಟರ್ನ್ ಇದೆ. ಇದನ್ನ ಬ್ರೇಕೇ ಮಾಡಲ್ಲ ಇವರು. ಇದು ಯಾಕೆ ಬ್ರೇಕ್ ಮಾಡಬೇಕಂದ್ರೆ ಅವ್ರಿಗೆ ಮಾಹಿತಿ ಕೊರತೆ ಇದೆ.
1: ಹೌದು.
2: ಈಗ ನೋಡಿ, ಒಬ್ಬ ವಿದ್ಯಾರ್ಥಿ, ಈಗ ಉದಾಹರಣೆಗೆ ಒಬ್ಬ ಆರ್ಟ್ಸ್ ಮಾಡೋ ವಿದ್ಯಾರ್ಥಿ ನೋಡಿ, ಅವನು ಮನ್ಸು ಪಟ್ಟರೆ PUC ಆದ ತಕ್ಷಣ ಅವನು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಹೋಗಿ ಡಿಫೆನ್ಸ್ ಅಲ್ಲಿ ಅವನು ಲೆಫ್ಟಿನೆಂಟ್ ಆಗಿ ಸೆಲೆಕ್ಟ್ ಆಗ್ಬೋದು PUC ಆದ ತಕ್ಷಣ. ಆಮೇಲೆ ಅವನು PUC ಆದ ತಕ್ಷಣ ಡೈರೆಕ್ಟ್ ಆಗಿ ಸೆಂಟ್ರಲ್ ಯೂನಿವರ್ಸಿಟಿಗೆ ಮಾಸ್ಟರ್ಸ್ ಡಿಗ್ರಿ ಮಾಡ್ಬೋದು, ಇಂಟಿಗ್ರೇಟೆಡ್ 5 ಡಿಗ್ರಿಗೆ ಹೋಗ್ಬೋದು. ಅವನು PUC ಆದ ತಕ್ಷಣ ಸೆಂಟ್ರಲ್ ಯೂನಿವರ್ಸಿಟಿ ಅಥವಾ MA ಇನ್ ಇಂಗ್ಲಿಷ್, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಮಾಡ್ಬೋದು. ಒಬ್ಬ PUC ಆರ್ಟ್ಸ್ ಆದ ವಿದ್ಯಾರ್ಥಿ, ಸರ್ PUC ಕಾಮರ್ಸ್ ವಿದ್ಯಾರ್ಥಿ, ಅವನು PUC ಆದ ತಕ್ಷಣ IIM ಅಲ್ಲಿ ಅವನು MBA ಮಾಡ್ಬೋದು 5 ಇಯರ್ಸ್. ನೋಡಿ, PUC ಆದ ತಕ್ಷಣ ಆ ಥರದ ಅವಕಾಶಗಳಿದೆ. ಆಮೇಲೆ ಒಬ್ಬ PUC ವಿದ್ಯಾರ್ಥಿ ಸೈನ್ಸ್ ಮುಗಿದ ತಕ್ಷಣ ಅವನು ಟ್ರೆಡಿಷನಲ್ ಆಗಿ ಇಂಜಿನಿಯರಿಂಗ್, ಮೆಡಿಕಲ್ ಬದಲು ಅವನು ಇಸ್ರೋದಲ್ಲಿ ಏವಿಯೇಷನ್ ಇಂಜಿನಿಯರಿಂಗ್ ಮಾಡ್ಬೋದು, IIT BTech ಕೋರ್ಸ್ಗಳನ್ನ ಮಾಡ್ಬೋದು, ಸೆಂಟ್ರಲ್ ಯೂನಿವರ್ಸಿಟಿಗಳಿಗೆ ಹೋಗ್ಬೋದು. ಸೊ ಅಂದರೆ ಇಲ್ಲಿ ಅವರು ಸರಿಯಾಗಿ ಆಫ್ಟರ್ PUC ಒಬ್ಬ ವಿದ್ಯಾರ್ಥಿಗೆ ಒಂದು ಒಳ್ಳೆ ಕೋರ್ಸ್ ಮತ್ತು ಒಂದು ಒಳ್ಳೆ ಕಾಲೇಜ್ ಎರಡೂ ಇಲ್ಲಿ ಬೇಕಾಗುತ್ತೆ ಸರ್.
1: ಖಂಡಿತ ಸರ್.
2: ಯಾಕಂದರೆ ಒಳ್ಳೆ ಕಾಲೇಜ್ ಯಾಕೆ, ಇವತ್ತಿನ ಉದ್ಯೋಗ ಮಾರುಕಟ್ಟೆ ಹೆಂಗಿದೆ ಅಂದರೆ, ನಿಮಗೆ ಕೆಲಸ ಹೆಂಗೆ ಕೊಡುತ್ತೆ ಅಂದರೆ, ನೀವು ಯಾವ ಇನ್ಸ್ಟಿಟ್ಯೂಟ್ ಪ್ರಾಡಕ್ಟು ನೀವು ಅದ್ರ ಮೇಲಾಗುತ್ತೆ.
1: ಹೌದು.
2: ಈಗ ಒಂದು ಉದಾಹರಣೆಗೆ, ನಮ್ಮಲ್ಲಿ ಲಾ ಇದೆ, ಈಗ PUC ಆದಮೇಲೆ ನಾವು ಲಾನ ನಮ್ಮಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಲೆವೆಲು ಲಾ ಕಾಲೇಜ್ ಇದೆ. ಮತ್ತು ರಾಷ್ಟ್ರೀಯ ಕಾನೂನು

0: ಶಾಲೆಗಳು ಅಂತ ನಮ್ಮಲ್ಲಿದೆ. ಈ ರಾಷ್ಟ್ರೀಯ ಕಾನೂನು ಶಾಲೆಗಳು, ಉದಾಹರಣೆಗೆ ಬೆಂಗಳೂರು ನ್ಯಾಷನಲ್ ಲಾ ಸ್ಕೂಲ್ ಇದೆ, ಏಷ್ಯಾದಲ್ಲೇ ಒನ್ ಆಫ್ ದ ಬೆಸ್ಟ್ ಲಾ ಕಾಲೇಜ್ ಇನ್ ಏಷ್ಯಾ ಅದು. ಸೊ ಪಿ ಯು ಸಿ ಆದ್ಮೇಲೆ ಅಲ್ಲೂ ಲಾ ಮಾಡ್ಬೋದು. ಈಗ ಅಲ್ಲಿ ಲಾ ಮಾಡೋದ್ರಿಂದ ಏನು ಲಾಭ ಅಂತಂದರೆ, ಈಗ ಒಬ್ಬ ಎನ್ನೆಲ್ಲಿ ನ್ಯಾಷನಲ್ ಲಾ ಸ್ಕೂಲ್ ಬೆಂಗಳೂರಲ್ಲಿ ಲಾ 5 ವರ್ಷದ ಲಾ ಪ್ರೋಗ್ರಾಮ್ ಪಿ ಯು ಸಿ ಆದ್ಮೇಲೆ ಅಲ್ಲಿಗೆ ಜಾಯ್ನ್ ಆದರೆ ನೋಡಿ, ಅಲ್ಲಿ ಕಲ್ಲಿಗೆ ಮುಗಿಸಿದ ತಕ್ಷಣ ಅವ್ರಿಗೆ ಮಿನಿಮಮ್ ಒಂದು 20-25 ಲಕ್ಷ ಮಿನಿಮಮ್ ಪ್ಯಾಕೇಜ್ ಇದೆ. ಮತ್ತು ಇಂಥ ಲಾ ಸ್ಕೂಲಲ್ಲಿ ಡಿಗ್ರಿ ಮಾಡಿ ಹೊರಗಡೆ ಬರ್ತಾರಲ್ಲ, ಇವ್ರು ಯಾರೂ ಯಾವುದು ಗೌರ್ಮೆಂಟ್ ಕೆಲಸಕ್ಕೂ ಹೋಗಲ್ಲ, ಪ್ರೈವೇಟ್ ಕೆಲಸಕ್ಕೂ ಹೋಗಲ್ಲ, ಅವರೇ ಓನ್ ಸ್ಟಾರ್ಟ್ಅಪ್ ಮಾಡ್ತಾರೆ, ಲೀಗಲ್ ಕನ್ಸಲ್ಟೆನ್ಸಿಗಳನ್ನ ಓಪನ್ ಮಾಡ್ತಾರೆ. ಸೊ ಇಷ್ಟೆಲ್ಲ ಸ್ಕಿಲ್ಲು ಕೆಪಾಸಿಟಿ ಅವ್ನಿಗೆ ಎಲ್ಲಿ ಸಿಗುತ್ತೆ ಅಂದ್ರೆ ಆ ಇನ್ಸ್ಟಿಟ್ಯೂಟಲ್ಲಿ ಸಿಗುತ್ತೆ. ಹಾಗಾಗಿ ಇನ್ಸ್ಟಿಟ್ಯೂಷನ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್.
1: ಹೌದು,
0: ಅವನು ಯಾವ ಒಂದು ಶೈಕ್ಷಣಿಕ ಪರಿಸರದಲ್ಲಿ ಬೆಳೀತಾನೆ. ಸೊ ನೇಚರ್ ಆ್ಯಂಡ್ ನರ್ಚರ್ ಅಂತ ಒಂದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾನು ಯಾಕೆ ಇದನ್ನು ಒಂದು ಒಂದು ಒಳ್ಳೆ ಉದಾಹರಣೆ ಕೊಡ್ತೀನಿ ನೋಡಿ, ಯಾಕೆ ಅಲ್ಲಿ ವಿದ್ಯಾರ್ಥಿಗಳು ಇಂಥ ಸಂಸ್ಥೆಗಳಿಗೆ ಹೋಗ್ಬೇಕು ಅಂತಂದ್ರೆ, ಈಗ ನಾವು ನಾರ್ಮಲ್ ಲಾ ಕಾಲೇಜು ಅಲ್ಲಿಗೂ ಏನು ಡಿಫ್ರೆನ್ಸ್ ಅಂದ್ರೆ, ಈಗ ಒಬ್ಬ ನಾರ್ಮಲ್ ಲಾ ಕಾಲೇಜ್ 5 ವರ್ಷ ಇದೆ, ಅಲ್ಲೂ 5 ವರ್ಷ ಕೋರ್ಸ್ ಇದೆ.
1: ಹೌದು,
0: ಈಗ ನಾರ್ಮಲ್ ಲಾ ಕಾಲೇಜಲ್ಲಿ ಒಬ್ಬ ವಿದ್ಯಾರ್ಥಿ ಇಂಟರ್ನ್ಶಿಪ್ನ 5-5ನೇ ವರ್ಷದ ಕೊನೆಯ 3 ತಿಂಗಳಲ್ಲಿ ಅವನಿಗೊಂದು ಇಂಟರ್ನ್ಶಿಪ್ ಇರುತ್ತೆ. ಬಟ್ ಇಲ್ಲಿ ನೀವು ಎನ್ನೆಲ್ಲಿಯು ನ್ಯಾಷನಲ್ ಲಾ ಸ್ಕೂಲ್ಗಳಲ್ಲಿ ಅವನು ಫಸ್ಟ್ ಸೆಮ್ಮಿಂದಲೇ ಇಂಟರ್ನ್ಶಿಪ್ ಇರುತ್ತೆ. ಅವನಿಗೆ ಬೆಳಿಗ್ಗೆ 1:00 to 1:30 ಕ್ಲಾಸ್ ಮುಗಿದ್ರೆ ಮಧ್ಯಾಹ್ನ 2 ಗಂಟೆ ಮೇಲೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಅಂಡ್ರಲ್ಲಿ ಇಂಟರ್ನ್ಶಿಪ್ ಸ್ಟಾರ್ಟ್ ಆಗುತ್ತೆ. ಎಷ್ಟು ವರ್ಷ? 5 ವರ್ಷ ಇಂಟರ್ನ್ಶಿಪ್ ಇರುತ್ತೆ ಅವನಿಗೆ. 50% ಈಸ್ ಗೋಯಿಂಗ್ ಟು ಸ್ಪೆಂಡ್ ದ ಟೈಮ್ ವಿತ್ ದ ರಿನೌಂಡ್ ಅಡ್ವೊಕೇಟ್ಸ್. ಸೊ ಯು ಜಸ್ಟ್ ಇಮ್ಯಾಜಿನ್ ದ ಕೆಪಾಸಿಟಿ ಅವನಿಗೂ. ಮತ್ತೆ ನಮ್ಮ ನಾರ್ಮಲ್ ಲಾ ಕಾಲೇಜ್ ಇಬ್ಬರು ನಾವು ಪೈಪೊಟ್ಬಿಟ್ರೆ ಯಾರು ವಿನ್ ಆಗ್ತಾರೆ? ಹಾಗಾಗಿ ನನ್ನ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಮೊದಲನೇ ಪ್ರಯತ್ನ ಆಫ್ಟರ್ ಪಿ ಯು ಸಿ ಒಳ್ಳೆ ನೀವು ಯಾವ್ದಾದ್ರು ಕೋರ್ಸ್ಗೆ ಹೋಗಿ, ನೀವು ಬಿ ಎನೆ ಮಾಡಿ ಸೆಂಟ್ರಲ್ ಯೂನಿವರ್ಸಿಟಿ ಬಿ ಎ ಮಾಡಿ, ನೀವು ಬಿ ಕಾಮ್ನೆ ಮಾಡ್ಬೇಕಾ ಸೆಂಟ್ರಲ್ ಯೂನಿವರ್ಸಿಟಿಗೆ ಹೋಗಿ, ನೀವು ಎಂ ಬಿ ಎ ಮಾಡ್ಬೇಕಾ ಎಮ್ ಎ ಮಾಡ್ಬೇಕಾ, ನಿಮ್ಗೆ ಎಲ್ಲ ಈ ಥರ ಶೈಕ್ಷಣಿಕ. ನಮ್ಮಲ್ಲಿ 171 ಇನ್ಸ್ಟಿಟ್ಯೂಷನ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತಿದೆ, ಪ್ರತಿಷ್ಠಿತ ಸಂಸ್ಥೆಗಳು. ಈ ಸಂಸ್ಥೆಗಳಿಂದ ಭಾರತದಲ್ಲಿ ಪ್ರತಿ ವರ್ಷ 125,000 ಪದವೀಧರರು ಹೊರಗಡೆ ಬರ್ತಾ ಇದ್ದಾರೆ. ಈ 125,000 ಪದವೀಧರಲ್ಲಿರಲ್ಲ, ಬಹುತೇಕ ಐ ಎ ಎಸ್ ನ ಪಾಸ್ ಮಾಡೋ ಅಂತವರು ಇಂಥ ಸಂಸ್ಥೆಯಲ್ಲಿ ಬಂದವರೇ. ನೀವು ನೋಡಿ, ಪ್ರತಿ ವರ್ಷ ಐ ಎ ಎಸ್ ಕಾಲಾದಾಗ ಹೆಚ್ಚು ಐ ಎ ಎಸ್ ನ ಪಾಸ್ ಮಾಡೋರು ಇಂಥ ಸಂಸ್ಥೆ ವಿದ್ಯಾರ್ಥಿಗಳೇ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ, ಹಲೋ
2: ಸರ್, ನಮಸ್ಕಾರ.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ
2: ಸರ್? ನನ್ನ ಹೆಸರು ದೊಡ್ಡಸಿದ್ನಾಯ್ ಕೃಷ್ಣ.
1: ದೊಡ್ಡಸಿದ್ನಾಯ್ ಕರೆ, ಹೇಳಿ. ಇವತ್ತು
2: ಸಮಾಜ ಸೇವಕ
1: ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ಇವತ್ತು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಒಂದು.
2: ಸರ್, ಈಗ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಪಂಚಾಯತಿಯ ವ್ಯಾಪ್ತಿಗೆ ಶಿಕ್ಷಣ ಮಾಧ್ಯಮ ಮತ್ತು ಆರೋಗ್ಯ ಮಾಧ್ಯಮ ಮತ್ತು ಆರ್ಥಿಕತೆಯ ಬೆಳವಣಿಗೆ ಪೂರಕ ಚೈತನ್ಯವನ್ನ ಈಗ ಸಂವಿಧಾನಾತ್ಮಕ ಯಾರು ಮಾಡಿದ್ದಾರೆ. ಆದ್ರೆ ಮಾಧ್ಯಮಕ್ಕೆ ಅವರು ಅನುದಾನ ಬಳಕೆಯನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡುವ ಒಂದು ಪ್ರವೃತ್ತಿಯನ್ನು ಗ್ರಾಮ ಪಂಚಾಯತಿಗಳು ಬಳಸ್ಕೋತಾ ಇಲ್ಲ. ಅವ್ರು ಏನ್ ಮಾಡ್ತಾರೆ, ಯಾವುದೇ ಶಿಕ್ಷಣ ಮಾಧ್ಯಮದ ಅಮೌಂಟ್ ಇರೋದೇ ಯಾವುದೇ ಒಂದು ಬಿಲ್ಡಿಂಗ್ ಬಣ್ಣ ಹೊಡೆದ್ಬಿಟ್ಟು ಆಗೋಯ್ತು ಅಂತ ಅಮೌಂಟ್ ಡ್ರಾ ಮಾಡ್ಬಿಡ್ತಾರೆ ಗ್ರಾಮ ಪಂಚಾಯತಿ ಸದಸ್ಯರು. ಈ ರೀತಿ ಪ್ರವೃತ್ತಿಯಿಂದ ಶಿಕ್ಷಣ ಮಾಧ್ಯಮ ಡೆವಲಪ್ ಆಗಲ್ಲ. ಆದ್ರಿಂದ ನಾನು ಗ್ರಾಮ ಪಂಚಾಯತಿಗೆ ಒಂದು ಮನವರಿಕೆಯನ್ನ ತಮ್ಮ ಮುಖಾಂತರ ಮಾಡ್ತಾ ಇದ್ದೀನಿ ಸಾಹೇಬ್ರೆ, ತಾವು ಒಂದು ಸಲಹೆಯನ್ನ ಅವ್ರಿಗೆ ಕೊಡಬೇಕು ಅಂತ ಮನವಿಯನ್ನು ಮಾಡ್ತಾ, ಶಿಕ್ಷಣ ಮಾಧ್ಯಮಕ್ಕೆ ಮಕ್ಕಳಿಗೆ ಬುಕ್ಸ್ ಇರ್ಬೋದು ಬೈಲ್ಸ್ ಇರ್ಬೋದು ಈ ತರ ಮಾಧ್ಯಮಗಳ ಪುಸ್ತಕ ಮತ್ತು ಕೆಲವು ಸಲಕರಣೆಗಳಿರ್ಬೋದು ಸ್ಕೂಲ್ಗೆ, ಇಂಥ ವಸ್ತುಗಳನ್ನ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಶಿಕ್ಷಣ ಮಾಧ್ಯಮಕ್ಕೆ 4% ಅಮೌಂಟ್ ಅನ್ನ ತೆಗೆದುಕೊಡೋದ್ರಿಂದ ಶಿಕ್ಷಣ ಮಾಧ್ಯಮ ತುಂಬಾ ಪ್ರಗತಿ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆಯನ್ನ ತಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೀನಿ. ಅದೇ ತಮ್ಮ ಇಂಥ ಒಂದು ಅನುದಾನ ಬರ್ತಾ ಇದ್ರು ಅದು ದುರ್ಬಳಕೆ ಆಗ್ತಾ ಇದೆ, ಇದನ್ನ ಶಿಕ್ಷಣಕ್ಕೆ ಮಕ್ಕಳ ಪ್ರವೃತ್ತಿಗಾಗಿ ಬೆಳೆಸ್ತಾರೆ, ಅದು ಶಿಕ್ಷಣ ಮಾಧ್ಯಮ ಪ್ರಗತಿಪೂರ್ಣವಾಗುತ್ತೆ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಅಂತ ನನ್ನ ಒಂದು ಅನಿಸಿಕೆ.
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ ದೊಡ್ಡಸಿದ ನಾಯ್ಕರೆ.
0: ಸರ್ ದೊಡ್ಡಸಿದ ನಾಯ್ಕ ಸರ್ ನಮಸ್ತೆ, ನಿಮ್ಮ ಕಾಳಜಿ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಸರ್, ಗ್ರಾಮ ಪಂಚಾಯತಿಗಳ ಉದ್ದೇಶ ಕೇವಲ ಆ ಒಂದು ಗ್ರಾಮದ ಮೂಲ ಸೌಕರ್ಯಗಳನ್ನ ಡೆವಲಪ್ ಮಾಡೋದಲ್ಲ, ಶಿಕ್ಷಣಕ್ಕೂ ಸಹ ಅವರು ಫಂಡನ್ನ ಕೊಡ್ಬೋದು ಅಂತ ಪ್ರಾವಿಷನ್ ಇದೆ. ಈಗ ಆ ಒಂದು ಸುತ್ತಮುತ್ತಲ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಒಳ್ಳೆ ಉನ್ನತ ಸಂಸ್ಥೆಗಳಲ್ಲಿ ಹೋದ್ರೆ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಡುವಂಥ ಯೋಜನೆ ಇರ್ಬೋದು, ಅಥವಾ ಅವರಿಗೆ

0: ಪ್ರೋತ್ಸಾಹಧನವಾಗಿ ಅವರ ಸ್ಕೂಲ್ ಕಾಲೇಜ್ ಫೀಸ್ ಕಟ್ಟಲಿಕ್ಕೆ ನೇರವಾಗಿ ಅವ್ರಿಗೆ ಪ್ರೋತ್ಸಾಹವನ್ನು ಕೊಡುವಂಥ ಸಾಕಷ್ಟು ಪ್ರಾವಿಷನ್ನು ಗ್ರಾಮ ಪಂಚಾಯತ್ನಲ್ಲಿ ಇದೆ. ಆದರೆ ಇದು ಹೆಚ್ಚಿನ ಅಂಶ ಇದು ರಾಜಕೀಯ ಹಿತಾಸಕ್ತಿನ ಹೊಂದಿರುತ್ತೆ. ಆ ಗ್ರಾಮ ಪಂಚಾಯತಿಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರುಗಳು ಮತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ, ಸೊ ಇವರ ವಿವೇಚನೆಗೆ ಇದು ಬಿಟ್ಟಿರುತ್ತೆ. ಸೊ ಇದನ್ನು ನಾವು ಹೆಚ್ಚಿನ ಮಟ್ಟದಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಒಂದು ಹಣಕಾಸಿನ ಸಹಾಯವನ್ನು ಮಾಡಬೇಕು ಅಂತಂದರೆ, ಇದು ನಾ ಹೇಳ್ದಂಗೆ ಅಲ್ಲಿನ ಗ್ರಾಮ ಪಂಚಾಯತಿಯ ಸದಸ್ಯರು ಮತ್ತು ಅಧ್ಯಕ್ಷರು ಇವರ ಇಚ್ಛಾಶಕ್ತಿಯಲ್ಲಿ ಪ್ರಮುಖವಾಗುತ್ತೆ. ಸೊ ನಾವು ಕಾನೂನು ಮುಖಾಂತರನೂ ಇದನ್ನು ಪಡ್ಕೋಬೋದು, ಬಟ್ ಇದು ಹೆಂಗಾಗಬೇಕಂದ್ರೆ ಇದು ಒಂಥರ ಕಲೆಕ್ಟಿವ್ ಎಫರ್ಟ್ ಆಗಬೇಕು ಇದು. ಸೊ ಒಬ್ಬರೇ ನಾವು ವಾಯ್ಸ್ ರೈಸ್ ಮಾಡೋದ್ರಿಂದ ಆಗಲ್ಲ, ಇದು ಎಲ್ಲರೂ ಸಮುದಾಯದವರು. ಈಗ ನಾನು ಹೇಳ್ದಲ್ಲ, ನೀವೇನು ಮಾಡ್ಬೋದು, ಇದನ್ನ ಒಂದು ಕ್ಯಾಂಪೇನ್ ಥರ ಮಾಡ್ಬೋದು. ನಮ್ಮ ಈಗ ಉದಾಹರಣೆಗೆ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮದ ಮಕ್ಕಳಿಗೆ ನೀವು ಮೊದಲು ಮುಂಚಿತವಾಗಿ ನೀವು ನಿಮ್ಮ ಶಿಕ್ಷಣದಲ್ಲಿ ಓದಿ ಅತ್ಯುತ್ತಮ ಅಂಕಗಳನ್ನ ಗಳಿಸಿ ಉನ್ನತ ವ್ಯಾಸಂಗಕ್ಕೆ ನೀವು ಜಾಯಿನ್ ಆದರೆ ನಮ್ಮ ಗ್ರಾಮ ಪಂಚಾಯತಿಯಿಂದ ನಿಮಗೆ ಇಷ್ಟು ಸಹಾಯಧನ ಕೊಡ್ತೀವಿ ಅಂತ ಮಕ್ಕಳಲ್ಲಿ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡೋದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಎಲ್ಲ ಪಂಚಾಯತಿ ಪ್ರತಿನಿಧಿಗಳು ಈ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಇದಾಗುತ್ತೆ.
1: ತಮ್ಮ ಸಲಹೆಯನ್ನ ಶಿಕ್ಷಣ ಮಾಧ್ಯಮದ ಜೀವಾಗ ಹೇಳುವುದರ ಮುಖಾಂತರ ಏನಾದರೂ ಒಂಚೂರು ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆಯನ್ನು ತಮ್ಮ ಮುಂದೆ ವ್ಯಕ್ತಪಡಿಸ್ತಾ
0: ಇದ್ದೀನಿ. ಸರ್, ಖಂಡಿತ ಸರ್, ಪ್ರಯತ್ನ ಪಡ್ತೀವಿ ಸರ್. ಥ್ಯಾಂಕ್ ಯು,
2: ಧನ್ಯವಾದಗಳು ದೊಡ್ಡ ನಾಯ್ಕನೆ ಕರೆ ಮಾಡಿದ್ದಕ್ಕೆ.
1: ಆಯ್ತು, ತುಂಬ ಕೃತಜ್ಞತೆಗಳು ಸರ್.
2: ಓಕೆ ಸರ್, ಓಕೆ ಸರ್. ಈಗ ತಾವು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತಾ ಇದ್ರಿ, ಏನೋ ವೃತ್ತಿ ಮಾರ್ಗದರ್ಶನ ಸಂಬಂಧಪಟ್ಟಂತೆ ಗ್ರಾಮೀಣ ಮಕ್ಕಳು ಎಲ್ಲಿ ಇಡಿರ್ತಾ ಇದ್ದಾರೆ, ಯಾವ ಥರ ಒಂದು ಅಪರ್ಚುನಿಟಿಗಳನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ರಿ. ಈಗ ಅದೇ ರೀತಿ ಈಗ ಈ ಒಂದು ಡಿಜಿಟಲ್ ತಂತ್ರಜ್ಞಾನ ಮತ್ತು ಈ ಒಂದು ಕೃತಕ ಬುದ್ಧಿ ಮತ್ತೆ ಅಂದರೆ ಎ ಐ ಯುಗದಲ್ಲಿ ಈ ಒಂದು ಹೊಸ ವೃತ್ತಿ ಅವಕಾಶಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಬೋದಾ ಸರ್?
0: ಹೌದು ಸರ್. ಸರ್, ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ವೆಲ್ಕಮ್ ಮಾಡಬೇಕು. ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ, ಇದು ನಮ್ಮ ಉದ್ಯೋಗಗಳನ್ನ ಕಸಿದುಕೊಳ್ಳುತ್ತೆ ಅನ್ನೋ ಒಂದು ಭಯವನ್ನ ವ್ಯಕ್ತಪಡಿಸಬಾರ್ದು. ಅದು
2: ತಪ್ಪು.
0: ಯಾಕೆಂದ್ರೆ ನೀವೇ ನೋಡಿ, ಈಗ ಒಂದು 30-35 ವರ್ಷಗಳಿಂದ ನಮಗೆ ಕಂಪ್ಯೂಟರ್ ಬಂತು. ಕಂಪ್ಯೂಟರ್ ಬಂದಾಗಲೂ ಸಹ ನಾವು ಇದೇ ತರ ಭಯವನ್ನ ವ್ಯಕ್ತಪಡಿಸಿದ್ವಿ. ಕಂಪ್ಯೂಟರ್ ನಮ್ಮ ಉದ್ಯೋಗವನ್ನ ಕಸಿದುಕೊಳ್ಳುತ್ತೆ, 100 ಜನ ಮಾಡೋ ಕೆಲಸನ 1-5 ಕಂಪ್ಯೂಟರ್ ಮಾಡುತ್ತೆ, 100 ಜನರು ಅನ್ಎಂಪ್ಲಾಯ್ ಆಗ್ತಾರೆ ಅಂತ ನಾವು ಭಯ ವ್ಯಕ್ತಪಡಿಸಿ. ಇದು ನಿಮ್ಗೆ ಗೊತ್ತಿಲ್ಲ.
2: ಹೌದು.
0: ಸೊ ನೀವು ಈಗ 35 ವರ್ಷ ಆದ್ಮೇಲೆ ನಾವು ಇವಾಗ ನೋಡಿ, ಕಂಪ್ಯೂಟರ್ ಇಲ್ಲಾಂದ್ರೆ ಏನಾಗ್ತಿತ್ತು? ಕಂಪ್ಯೂಟರ್ನ ನಾವು ಹೊಸ ಹೊಸ ತಂತ್ರಜ್ಞಾನವನ್ನ ನಾವು ಕಲೀಲಿಲ್ಲ ಅಂದ್ರೆ ನಾವು ಏನಾಗ್ತಿದ್ವಿ ಅನ್ನೋದನ್ನ ನೀವು ಜಸ್ಟ್ ನೀವ ಪ್ರಶ್ನೆ ಮಾಡ್ಕೊಳ್ಳಿ. ಆಮೇಲೆ ಇಡೀ ಪ್ರಪಂಚದ ಎಲ್ಲಾ ದೇಶಗಳು ವಿಜ್ಞಾನ ತಂತ್ರಜ್ಞಾನದಲ್ಲಿ ತಾಮುಂದು ಅನ್ನೋ ಒಂದು ಸ್ಪರ್ಧೆನ ಇಟ್ಟಿವೆ ಇವತ್ತು. ಆ ಸ್ಪರ್ಧೆಯಲ್ಲಿ ನಾವೇನಾದ್ರೂ ಭಾಗವಹಿಸಲಿಲ್ಲ ಅಂತಂದ್ರೆ ನಾವು ಹಿಂದುಳಿತೀವಿ. ಹಾಗಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದ ನಾವು ಕಲೀಲೇಬೇಕು ಸರ್.
2: ಹೌದು.
0: ಆಮೇಲೆ ಇನ್ನೊಂದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ನಾವು ಇದೊಂಥರ ಆ್ಯಡೆಡ್ ಬೆನಿಫಿಟ್ ಇದ್ದಂಗೆ ಇದು. ಇದನ್ನು ನಾವು ಕಲಿಯೋದ್ರಿಂದ ನಾವು ಮಾಡ್ತಕ್ಕಂಥ ಕೆಲಸವನ್ನು ನಾವು ತ್ವರಿತಗತಿಯಲ್ಲಿ ಮಾಡ್ಬೋದು. ಈಗ ನಾವು ಹೇಳಿ, ನಾನು ನಿಮ್ಗೆ ಮುಂಚೆ ಹೇಳ್ದೆ, ಯಾವುದೋ ಒಂದು ರಿಪೋರ್ಟ್ 200 ಪೇಜ್ ಇದೆ, ನನಗದನ್ನ ಓದೋಕ್ಕಾಗಲ್ಲ. AI ಟೂಲ್ಸ್ನ ಯೂಸ್ ಮಾಡ್ಕೊಂಡು ನಾನು ಒಂದು 5-10 ನಿಮಿಷದಲ್ಲಿ ನಾನು ಒಂದು ಕನ್ಸಾಲಿಡೇಟ್ ರಿಪೋರ್ಟ್ನ ರೆಡಿ ಮಾಡ್ಬೋದು. ಸೊ ಬೇರೆ ಬೇರೆ ಥರ ಇದೆ ಬಿಡಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಾಗ್ತದೆ, ಇದು ಜಾಬ್ ರೋಲನ್ನ ಚೇಂಜ್ ಮಾಡುತ್ತೆ, ಜಾಬ್ಸನ್ನ ಏನು ಕಡಿಮೆ ಮಾಡಲ್ಲ ಇದು. ಅಂದ್ರೆ ಇಲ್ಲಿ ಇದು ಹೆಂಗಾಗಿತ್ತೆ ಅಂದ್ರೆ, ಇದು ಈಗ ಒಂದು ಫಿಟ್ಟೆಸ್ಟ್ ಆಫ್ ದ ಸರ್ವೈವಲ್ ಅಂತ ಒಂದು ಮಾತಿದೆಯಲ್ಲ. ಈಗ ಪ್ರಪಂಚ ದಿನೇ ದಿನ ವಿಜ್ಞಾನ ತಂತ್ರಜ್ಞಾನ ಡೆವಲಪ್ ಆಗ್ತಾ ಹೋಗ್ತಾ ಇರುತ್ತೆ, ಅಪ್ಡೇಟ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಈ ಒಂದು ಯಾವುದು ಕಾಂಪಿಟೇಟಿವ್ ಪ್ರಪಂಚಕ್ಕೆ ಬೇಕಾದಂತ ಕೌಶಲ್ಯಗಳನ್ನ ನಾನು ಕಲೀಲಿಲ್ಲ ಅಂತ ನಾನು ಸರ್ವೈವ್ ಆಗಲ್ಲ.
2: ಹೌದು.
0: ಈಗ ಫಿಟ್ಟೆಸ್ಟ್ ಆಫ್ ದ ಸರ್ವೈವಲ್, ಈಗ ಒಂದು ಕಾಡಿನಲ್ಲಿ ಸಾವಿರಾರು ಪ್ರಾಣಿಗಳು ಇರ್ತವೆ, ಯಾವುದು ಬಲಿಷ್ಠವಾಗಿರುತ್ತೆ ಅದು ಮಾತ್ರ ಸರ್ವೈವ್ ಆಗಿರುತ್ತೆ. ಅದೇ ತರ ಈ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಇವತ್ತಿಗೆ ಬೇಕಾದಂತ ಎಲ್ಲಾ ತರ ಸ್ಕಿಲ್ಗಳನ್ನ ನಾವು ಕಲೀಲಿಲ್ಲ ಅಂತ ನಾನು ಸರ್ವೈವ್ ಆಗಲ್ಲ.
2: ಖಂಡಿತ ಸರ್.
0: ಹಾಗಾಗಿ ಸೊ ನಾನು ಬೀಯಿಂಗ್ ಅ ಹೈಯರ್ ಎಜುಕೇಶನ್ ಟೀಚರ್, ನಾನು AIನ ವೆಲ್ಕಮ್ ಮಾಡ್ತೀನಿ. ನಾವು AIನ ಕಲೀಲೇಬೇಕು ಅನಿವಾರ್ಯ. AIನ ಕಲಿಯೋದ್ರಿಂದ ಏನಾಗುತ್ತೆ, ಈಗ ನೀವೇ ನೋಡಿ, ಈಗ ಮೊದಲು ನಮ್ಮ ಒಂದು 20-30 ವರ್ಷದಿಂದ ನಮ್ಮ ಜನಸಂಖ್ಯೆ ಎಷ್ಟಿತ್ತು, ಈಗ ಜನಸಂಖ್ಯೆ ಎಷ್ಟಾಗಿದೆ. ಇಷ್ಟು ಜನಸಂಖ್ಯೆ ಕೆಲಸಗಳನ್ನ ಮಾಡಬೇಕು ಅಂತ ತಂದಾಗ ಸೊ ನಮ್ಗೆ ಮಷಿನರೀಸ್ ಬೇಕೇ ಬೇಕು.
2: ಖಂಡಿತ.
0: ಕಂಪ್ಯೂಟರ್ಸ್ ನಮ್ಗೆ ಬೇಕೇ ಬೇಕು. ಈಗ ಕಂಪ್ಯೂಟರ್ ಅನ್ನೋದು ಕಾಮನ್ ಆಗಿದೆ. ಈಗ ನಿಮ್ಗೆ ಎಲ್ಲ ಕಡೆ ಡಿಜಿಟಲೈಸ್ ಆಗಿದೆ.
2: ಹೌದು.
0: ಎಲ್ಲ ಈ ಡಿಜಿಟಲ್ ವರ್ಲ್ಡ್ ಅಲ್ಲೇ ಬದುಕ್ತಾ ಇದೀವಿ ನಾವೀಗ. ಎಲ್ಲ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಆಮೇಲೆ ನಾವು ಅಕಾಡೆಮಿಕ್ ರೆಕಾರ್ಡ್ ಮ್ಯಾನೇಜ್ಮೆಂಟ್ ಇರ್ಬೋದು, ಎವ್ರಿಥಿಂಗ್ ಈಸ್ ಥ್ರೂ ಡಿಜಿಟಲ್.
2: ಹೌದು.

0: ಈ ತರ ಆಗಿದೆ. ಎಐ ಬಂದಾಗ ನೆಕ್ಸ್ಟ್ ಶಿಫ್ಟ್ ಆಗ್ತಾ ಇದೆ, ಖಂಡಿತ ನಾವು ಇದಕ್ಕೆ ಶಿಫ್ಟ್ ಆಗಿ ಇದಕ್ಕೆ ಹೊಂದ್ಕೋಬೇಕು. ಬಟ್ ಇದರಿಂದ ಹೊಸ ಹೊಸ ಜಾಬ್ಗಳು ಸಹ ಸೃಷ್ಟಿ ಆಗ್ತವೆ ಸರ್, ಸೃಷ್ಟಿ ಆಗ್ತವೆ. ಬಟ್ ಇಲ್ಲಿ ಭಯ ಏನಪ್ಪಾ ಅಂದ್ರೆ ನಾವು ಎಲ್ಲಿ ಅದನ್ನ ಯಾರು ಕಲಿಯಲ್ವೋ, ಯಾರು ಆ ಸ್ಕಿಲ್ಗಳಿಗೆ ಅಪ್ಗ್ರೇಡ್ ಆಗಲ್ವೋ, ಅವ್ರು ಮಾತ್ರ ಫೈರ್ ಆಗ್ತಾರೆ ಕಂಪನೀಸ್. ಸೊ ಇದು ಒಳ್ಳೇದು ಸರ್.
1: ಸರ್, ಈಗ ಇದ್ರ ಜೊತೆಗೆ ಈಗ ವಿದ್ಯಾರ್ಥಿಗಳು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಒಂದು ಯಾವ ಹಂತದಿಂದ ಸಿದ್ಧತೆಯನ್ನು ನಡೆಸಬೇಕಾಗತ್ತೆ ಸರ್ ಅವರು?
0: ಓಕೆ ಸರ್, ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಂತ ಬಂದಾಗ ಇಲ್ಲಿ ಎರಡು ತರ ಬರ್ತವೆ ಸರ್. ಒಂದು ತಾವು ಪಿ ಯು ಸಿ ಡಿಗ್ರಿ ಆದ ನಂತರ ಒಂದು ಕೋರ್ಸ್ಗಳನ್ನ ಆಯ್ಕೆ ಮಾಡಕ್ ಸಹ ಅಲ್ಲೂ ಅವನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳು ಮತ್ತೆ ಅಥವಾ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಕರಿತೀವಿ. ಇನ್ನೊಂದು ಉದ್ಯೋಗವನ್ನು ತಗೊಳ್ಳಿಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿದೆ ಸರ್.
1: ಹೌದು.
0: ಓಕೆ, ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಯಾವ ಹಂತದಲ್ಲಿ ನಾವು ಪ್ರಾರಂಭ ಮಾಡಬೇಕು ಅಂತಂದ್ರೆ ಸರ್, ಇದನ್ನ ನಾವು ಹೈಸ್ಕೂಲ್ ಮತ್ತೆ ಪಿ ಯು ಸಿ ಹಂತದಿಂದಲೇ ಇದನ್ನ ಪ್ರಾರಂಭ ಮಾಡಬೇಕು. ಯಾಕೆ ನಾವು ಇದನ್ನ ಪ್ರಾರಂಭ ಮಾಡಬೇಕು, ಅದು ರೈಟ್ ಟೈಮ್ ಏನು ಅಂತಂದ್ರೆ ತುಂಬಾ ಹ್ಯೂಜ್ ಕಾಂಪಿಟೇಷನ್ ಇದೆ ಸರ್. ನಿಮ್ಗೆ ಒಂದೇ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಈಗ ನಾನು ಹೇಳಿದಾಗ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಬಂದ್ರೆ ಎರಡುದಕ್ಕೂ ನಾನು ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ. ಈಗ ನಮ್ಮ ಇಂಡಿಯಾದಲ್ಲಿ ಮೆಡಿಕಲ್ ಮಾಡ್ಬೇಕು ಅಂದ್ರೆ MBBS ಹೋಗ್ಬೇಕಂದ್ರೆ ನೀಟ್ ಅಂತ ಒಂದು ಪರೀಕ್ಷೆ ಬರೀಬೇಕು. ಈ ನೀಟ್ ಪರೀಕ್ಷೆಗೆ ಸುಮಾರು 25 ಲಕ್ಷ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ತಾರೆ. ಆದ್ರೆ ಗವರ್ಮೆಂಟ್ ಸೀಟ್ ಇರೋದಷ್ಟು 1,26,000 ಸೀಟ್ ಅಷ್ಟೇ ಗವರ್ಮೆಂಟ್ ಸೀಟ್ ಇರೋದು. ಅಂದ್ರೆ ನಾವು ಮಕ್ಕಳಿಗೆ ಯಾವ ತರ ಓರಿಯಂಟ್ ಮಾಡ್ಬೇಕು ಅಂದ್ರೆ ನಮ್ಮ ಮಗು ಗವರ್ಮೆಂಟ್ ಕಾಲೇಜಲ್ಲಿ ಗವರ್ಮೆಂಟ್ ಸೀಟ್ ತಗೊಂಡ್ರೆ 56,000 ಫೀಸ್ ಆಗುತ್ತೆ. ಅದೇ ಪ್ರೈವೇಟ್ ಕಾಲೇಜಲ್ಲಿ ಗವರ್ಮೆಂಟ್ ಸೀಟ್ ತಗೊಂಡ್ರೆ 5 ಲಕ್ಷದಿಂದ 1-10 ಲಕ್ಷ ತನಕ ಫೀಸ್ ಆಗುತ್ತೆ. ಇಲ್ಲ ನನಗೆ ಮ್ಯಾನೇಜ್ಮೆಂಟ್ ಕೋಟಾ ಅಂತ ಇರುತ್ತೆ, ಅಲ್ಲಿಗೆ ಹೋದ್ರೆ ಅದು 1 ಕೋಟಿಗೆ ಹೆಚ್ಚು ಫೀಸ್ನ ಕಟ್ಟಬೇಕಾಗುತ್ತೆ. ಇದು ಹಿಂಗೆ ವ್ಯವಸ್ಥೆ ಇದೆ. ಹಾಗಾದ್ರೆ ಸೀಟ್ಸ್ ಕಡಿಮೆ, ಸ್ಪರ್ಧೆ ಜಾಸ್ತಿ ಇದೆ. ಸೊ ಇಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು, ತಯಾರಿ ಆಗಬೇಕು. ಯಾಕಂದ್ರೆ ಸಕ್ಸಸ್ಗೆ ಒಂದು ಫಾರ್ ಸಕ್ಸಸ್ ಅಂದರೆ ಏನೋನೋ ನಾವು ಹೇಳ್ತೀವಿ, ಸಕ್ಸಸ್ ಅಂದರೆ ಪ್ರಿಪ್ರೇಷನ್ ಪ್ಲಸ್ ಅಪಾರ್ಚುನಿಟಿ ಈಸ್ ಈಕ್ವಲ್ ಟು ಸಕ್ಸಸ್. ಅಂದ್ರೆ ಸಿದ್ಧತೆನೇ ಆಗಿನ ಅವಕಾಶಗಳು ಎಲ್ರಿಗೂ ಸಿಕ್ಕೇ ಸಿಗುತ್ತೆ. ಬಟ್ ಯಾರು ಸಿದ್ಧತೆಯನ್ನ ಮಾಡಿರ್ತಾರೋ ಅವ್ರಿಗೆ ಸಕ್ಸಸ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್, ಸಿದ್ಧತೆ ಯಾವಾಗ ಮಾಡ್ಬೇಕು ಅಂದ್ರೆ ಸಿದ್ಧತೆ ಅರ್ಲಿ ಪ್ರಿಪ್ರೇಷನ್ ಮಾಡ್ಬೇಕು. ಈಗ ಸ್ಪರ್ಧೆ ದೊಡ್ಡಿರೋದ್ರಿಂದ ಅರ್ಲಿ ಪ್ರಿಪ್ರೇಷನ್ ಮಾಡ್ಬೇಕು. ಆಮೇಲೆ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಸಮಸ್ಯೆ ಏನು ಗೊತ್ತಾ ಸರ್, ನಾನು ಹೇಳಿದ್ನಲ್ಲ ಈ ನೀಟ್ ಆಗಿರ್ಬೋದು, JEE ಆಗಿರ್ಬೋದು, NDA ಆಗಿರ್ಬೋದು, ಕ್ಲಾಟ್ ಎಕ್ಸಾಮ್ ಆಗಿರ್ಬೋದು, ಮತ್ತೆ CUET, IPMAT, ಈ ಎಲ್ಲಾ ಪರೀಕ್ಷೆಗಳು ಯಾವಾಗ ಬರ್ತವೆ ಅಂದ್ರೆ ಅವರ ಸೆಕೆಂಡ್ ಪಿ ಯು ಸಿ ಓದ್ತಾ ಇರ್ತಾರಲ್ಲ ಸರ್, ಸೆಕೆಂಡ್ ಪಿ ಯು ಸಿ ಜೂನ್ಗೆ ಅಡ್ಮಿಷನ್ ಆಗಿರ್ತಾರಲ್ಲ, ಇನ್ ಮಂತ್ ಆಫ್ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಅಲ್ಲಿ ಈ ಪರೀಕ್ಷೆಗಳಿಗೆ ಪ್ರೋಸೆಸ್ ಸ್ಟಾರ್ಟ್ ಆಗ್ಬಿಡುತ್ತೆ. ಕೆಲವು ಪರೀಕ್ಷೆಗಳು ಪಿ ಯು ಸಿ ಬೋರ್ಡ್ ಎಕ್ಸಾಮ್ ಮುಗಿಯೋಕ್ಕಿಂತಾನೆ ಇರ್ತವೆ. ಸೊ ನಮ್ಮವ್ರು ನಾವು ಏನ್ಕೋತೀವಿ, ಪಿ ಯು ಸಿ ಮುಗಿದಾದ್ಮೇಲೆ ಏನೋ ಮಾಡ್ಬೋದು, ಮುಗಿದಾದ್ಮೇಲೆ ನಾವು, ಈ ಪ್ರೋಸೆಸ್ ಮುಂಚೆನೆ ಇದೆ, ಇದ್ರ ಜಾಗೃತಿ ಇಲ್ಲ. ಇದು ಒಂದು. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಂದಾಗ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಷ್ಟೇ, ಈಗ 1,000 SDA ಪೋಸ್ಟ್ ಕಾಲ್ ಆದ್ರೆ ಅದಕ್ಕೆ 10 ಲಕ್ಷ ಜನ ಅಪ್ಲೈ ಮಾಡ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳು.
1: ಹೌದು,
0: ನೀವು ಯಾವುದೇ ಸ್ಪರ್ಧಾತ್ಮಕ ಈ UPSC ಎಕ್ಸಾಮ್ಸ್ ಆಗಿರ್ಬೋದು, 700-800 ಪೋಸ್ಟ್ ಅಷ್ಟೇ ವರ್ಷಕ್ಕೆ ಕಾಲ್ ಮಾಡ್ತಾರೆ.
1: ಹೌದು,
0: ಅಪ್ಲಿಕೆಂಟ್ಸ್ ಎಷ್ಟಿರ್ತಾನೆ, 11 ಲಕ್ಷ. ಲಾಸ್ಟ್ ಇಯರ್ 11 ಲ್ಯಾಕ್ ಅಪ್ಲಿಕೆಂಟ್ಸ್. ಈ 11 ಲ್ಯಾಕ್ಸ್ ಅಲ್ಲಿ ಪ್ರಿಲಿಮ್ಸ್ ಬರೆದು ಮೇನ್ಸ್ಗೆ 1.5 ಲಕ್ಷ ಜನ ತಗೋತಾರೆ. ಆ ಮೇನ್ಸ್ ಆದ್ಮೇಲೆ ನೆಕ್ಸ್ಟ್ ಇಂಟರ್ವ್ಯೂಗೆ 5,000 ಜನ ಹೋಗ್ತಾರೆ, ಅದ್ರಲ್ಲಿ ಸೆಲೆಕ್ಟ್ ಆಗೋದು 800 ಜನ. ಸೊ ನಾನು ಹೇಳೋದೇನಪ್ಪ ಅಂದ್ರೆ, ನೀವು ಡಿಫೈನ್ ಮಾಡ್ಕೋಬೇಕು, ನೀವು ಕಾಂಪಿಟೇಟಿವ್ ಎಕ್ಸಾಮ್ ನಿಮ್ಮ ಪ್ರಿಯಾರಿಟಿ ಆದ್ರೆ, ಸೊ ನೀವು ಅದರ ಆಳಾಗ್ಲೇ ತಿಳ್ಕೋಬೇಕು, ನಾನು ಯಾವ ಪರೀಕ್ಷೆಗೆ ಓದ್ಬೇಕು, ಆ ಪರೀಕ್ಷೆ ಯಾವಾಗ ಕಾಲ್ ಆಗುತ್ತೆ, ನೋಟಿಫಿಕೇಶನ್ ಟೈಮ್ ಯಾವುದು, ಮತ್ತೆ ಇದಕ್ಕೆ ಎಷ್ಟು ಜನ ಆಸ್ಪಿರೆಂಟ್ಸ್ ಇರ್ತಾರೆ, ಸ್ಪರ್ಧೆ ತಿಳ್ಕೋಬೇಕು, ಅದಾದ್ಮೇಲೆ ಸಿಲೆಬಸ್ ಏನಿರುತ್ತೆ. ಸೊ ಈಗ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೋದ್ರೆ, ನಮ್ಮ KPS ಇರ್ಬೋದು, UPS ಇರ್ಬೋದು, ಮತ್ತೆ ಬ್ಯಾಂಕಿಂಗ್ ಇರ್ಬೋದು, RRB ಇರ್ಬೋದು, ಈ ತರ ಸುಮಾರಿದೆ. ಅದರಲ್ಲಿ ನಮಗೆ ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು, ಡಿಫೆನ್ಸ್, ಮತ್ತೆ ಇದರಲ್ಲಿ ಸಾಕಷ್ಟು ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ ಎಲ್ಲ ಬರುತ್ತೆ. ಸೊ ಇದರಲ್ಲಿ ಬ್ಯಾಂಕಿಂಗ್ ಎಕ್ಸಾಮ್ ಬಂದಂಗೆ ಸಿಲೆಬಸ್ ಬೇರೆ ಇರುತ್ತೆ.
1: ಹೌದು,
0: ಬಟ್ UPSC KPS ಒಂದು ಕಾಮನ್ ಸಿಲೆಬಸ್ ಇರುತ್ತೆ. ಯಾವುದು, ಈಗ ಹಿಸ್ಟ್ರಿ ಇರ್ಬೋದು, ಮತ್ತೆ ಪೊಲಿಟಿಕಲ್ ಸೈನ್ಸ್ ಇರ್ಬೋದು, ಕಾನ್ಸ್ಟಿಟ್ಯೂಷನ್ ಇರ್ಬೋದು, ಮತ್ತೆ ಎನ್ವಿರಾನ್ಮೆಂಟಲ್ ಅಂಡ್ ಬಯೋಡೈವರ್ಸಿಟಿ ಇರ್ಬೋದು, ಸೈನ್ಸ್ ಅಂಡ್ ಟೆಕ್ನಾಲಜಿ, ಕರೆಂಟ್ ಅಫೇರ್ಸ್, ಇವೆಲ್ಲ ಕಾಮನ್ ಇರುತ್ತೆ. ಸೊ ನಾನು ರೆಕಮೆಂಡ್ ಮಾಡೋದು, ನೀವು ನಿಜವಾಗ್ಲೂ ನೀವು ಕಾಂಪಿಟೇಟಿವ್ ಆಸ್ಪಿರೆಂಟ್ ಇದ್ರೆ ನೀವು ಇದನ್ನ PUC ಸ್ಟಾರ್ಟ್ ಮಾಡಬೇಕು. ನಾನು ಹೇಳ ಸರ್, PUC ಡಿಸೈಡ್ ಮಾಡ್ಕೋಬೇಕು ಅವನು, ನಾನು ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಹೈಯರ್ ಎಜುಕೇಶನ್ಗೆ ಹೋಗ್ಬೇಕಾ ಅಂತ ಡಿಸೈಡ್ ಮಾಡ್ಕೋಬೇಕು.
1: ಹೌದು,
0: ನನ್ನ ಪ್ರಕಾರ ಒಬ್ಬ ವಿದ್ಯಾರ್ಥಿ SLC ಮುಗಿದ ತಕ್ಷಣ

0: ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು ಸರ್. ಎಂಟ್ರೆನ್ಸ್ ಎಕ್ಸಾಮ್ ಬಗ್ಗೆ ತಲೆ ಕೆಡ್ಸ್ಕೋಬೇಕು. ಎಂಟ್ರೆನ್ಸ್ ಎಕ್ಸಾಮ್ ಮಾಡಿ ಪಿ ಯು ಸಿ ಆದ ನಂತರ ನೆಕ್ಸ್ಟ್ ಯು ಜಿ ಹೋಗ್ತಾರೆ ಸರ್, ಅಂಡರ್ ಗ್ರಾಜುಯೇಷನ್. ಆವಾಗ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಅವಾಗ ತಲೆ ಕೆಡ್ಸ್ಕೋಬೇಕು. ಅರ್ಥ ಆಯ್ತಾ? ನಾವು ಎಸ್ ಎಸ್ ಎಲ್ ಸಿ ಇಂದ ಎಂಟ್ರೆನ್ಸ್ ಎಕ್ಸಾಮ್ಸು, ಪಿ ಯು ಸಿ ಆದ್ಮೇಲೆ ಏನೇನು ನಾವು ಒಳ್ಳೆ ಇನ್ಸ್ಟಿಟ್ಯೂಟ್ಗೆ ತಗೊಳ್ಳೋದೇ ಒಬ್ಬ ವಿದ್ಯಾರ್ಥಿಯ ಪ್ರಮುಖ ಗುರಿ ಆಗಿರ್ಬೇಕು. ಆಫ್ಟರ್ ಪಿ ಯು ಸಿ ಡಿಗ್ರಿಯಿಂದ ಏನು ಮಾಡಬೇಕು ಅವನು? ಕಾಂಪಿಟೇಟಿವ್ಗೆ ತಯಾರಾಗಬೇಕು ಫಸ್ಟ್ ಇಯರ್ ಇಂದಾನೆ.
1: ಓಕೆ ಸರ್, ಒಂದು ಮತ್ತೊಂದು ಕರೆ ಇದೆ. ಹಲೋ,
2: ಹಲೋ.
1: ಹಾಂ ನಮಸ್ತೆ, ತಮ್ಮ ಹೆಸರು? ಹಲೋ
2: ಹಲೋ ಸರ್, ನಮಸ್ತೆ.
1: ಹಾಂ ಮೇಡಮ್, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
2: ಸರ್, ಇವಾಗ ನೀವು ಸರ್ ಮಾತಾಡ್ತಿದ್ರು ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ, ಆಮೇಲೆ ಕರಿಯರ್ ಪಿ ಯು ಸಿ ಮತ್ತೆ ಎಲ್ಲ ಹೇಗಾಗುತ್ತೆ ಅಂತಂದ್ರೆ, ಮಕ್ಳಿಗೆ ತುಂಬಾ ಆಸಕ್ತಿ ಇರುತ್ತೆ ಆತರ ಕೋರ್ಸ್ ಮಾಡಬೇಕು ಈ ತರ ಕೋರ್ಸ್ ಮಾಡ್ಬೇಕು ಅಂತ. ಮಕ್ಳಿಗಿಂತ ಹೆಚ್ಚಾಗಿ ಸ್ವಲ್ಪ ಪೇರೆಂಟ್ಸ್ ಬಗ್ಗೆ ಮಾಹಿತಿ ಅನ್ನೋದನ್ನ ಅವ್ರು ತಿಳಿಸ್ತಿದ್ದೀರಿ. ಕೆಲ ಪೇರೆಂಟ್ಸ್ ಒಪ್ಪೋದೇ ಇಲ್ಲ, ಒಂದು ಫೀಸ್ ಸ್ಟ್ರಕ್ಚರ್ ತುಂಬಾ ಜಾಸ್ತಿ ಇರುತ್ತೆ ಕೋರ್ಸ್ ಸ್ಕೂಲಲ್ಲಿ. ಹಂಗಾಗಿ ಅವರು ಸ್ವಲ್ಪ ಮಕ್ಕಳಿಗೆ ಡಿಲೇ ಮಾಡ್ಬಿಡ್ತಾರೆ, ಬೇರೆ ಬೇಡ ಅಂತ ಅಲ್ಲೇ ಬ್ರೇಕ್ ಡೌನ್ ಮಾಡ್ಬಿಡ್ತಾರಲ್ವಾ. ಆತರ ಪೇರೆಂಟ್ಸ್ಗೂ ಒಂದು ಅಷ್ಟು ಮಾಹಿತಿ ಕೊಡೋ ಅಂತ ಏನಾದ್ರು ತಿಳಿಸ್ಬೋದಾ ಅಂತ ನಾನ್ ಕೇಳೋದು. ಯಾಕಂದ್ರೆ ಮಕ್ಕಳಿಗೆ ಇಂಟ್ರೆಸ್ಟ್ ಇರುತ್ತೆ, ಬಟ್ ಪೇರೆಂಟ್ಸ್ ಅದಕ್ಕೆ ಸಹಕಾರ ಕೊಡ್ತಿರಲ್ಲ, ಅಂತ ಟೈಮ್ ನಲ್ಲಿ ಹೇಗೆ ಸರ್ ಮುಂದುವರಿಯೋದು ಕರಿಯರ್ಗೆ ಎಲ್ಲ?
0: ಓಕೆ ಮೇಡಮ್, ನಮಸ್ತೆ. ಈಗ ನಿಮ್ಮ ಪ್ರಶ್ನೆ ಏನಪ್ಪಾ ಅಂದ್ರೆ, ಸೊ ಇಲ್ಲಿ ಮಗುಗೆ ಒಂದು ಆಸಕ್ತಿ ಇರುತ್ತೆ, ಬಟ್ ಪೇರೆಂಟ್ಸ್ ಆಸಕ್ತಿ ಬೇರೆ ಇರುತ್ತೆ. ಸೊ ಈ ತರದ ಒಂದು ದ್ವಂದ್ವಕ್ಕೆ ಎಲ್ಲರೂ ಒಳಗಾಗ್ಬಿಡ್ತಿದ್ರೆ ಪೇರೆಂಟ್ಸ್ ಮನಸ್ಸಲ್ಲಿ ಏನೋ ಇರುತ್ತೆ, ನನ್ನ ಮಕ್ಕಳು ಇಂಥ ಕೋರ್ಸ್ಗೆ ಹೋಗ್ಬೇಕು, ಇಂಥ ವೃತ್ತಿಗೆ ಹೋಗ್ಬೇಕು ಅಂತ ಪೇರೆಂಟ್ಸ್ ಮನಸ್ಸಲ್ಲಿ ಇರುತ್ತೆ, ಬಟ್ ಮಗುಗೆ ಅದು ಆಸಕ್ತಿ ಇರಲ್ಲ. ಬಟ್ ನನ್ನ ಪ್ರಕಾರ ಇಲ್ಲಿ ಎರಡು, ಈಗ ಕೆಲವು ಮಕ್ಳಿಗೆ ಏನಂತಂದ್ರೆ, ನಾನು ಹೇಳ್ದಲ್ಲ ಅವ್ರಿಗೆ ಈ ನಿರ್ಧಾರ ತಗೊಳ್ಳೋ ಅಂತ ಶಕ್ತಿ ಎಸ್ ಎಸ್ ಎಲ್ ಸಿ ಟೈಮಲ್ಲಿ ತುಂಬ ಕಡಿಮೆ ಇರುತ್ತೆ. ಆದರೆ ಪೇರೆಂಟ್ಸ್ ಹೆಂಗೆ ಡಿಸಿಷನ್ ತಗೋಬೇಕು ಅಂದರೆ, ನಿಮ್ಮ ಮಗುನ ನೀವು ಫಸ್ಟ್ ಒಂದನೇ ವರ್ಷದಿಂದ ನೋಡಿರ್ತಾರೆ, ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಮಗ ಯಾವ ವಿಷಯದಲ್ಲಿ ಬುದ್ಧಿವಂತ ಇದ್ದಾನೆ, ಅವನು ಯಾವ ಕೋರ್ಸ್ಗೆ ಓದಿದ್ರೆ ಅವನು ಸಕ್ಸಸ್ ಆಗ್ಬೋದು ಅಂತ ನಿಮಗೆ ಗೊತ್ತಿರುತ್ತೆ, ಅದನ್ನ ಅವನಿಗೆ ತಿಳಿಸೇಳಿ. ಆಮೇಲೆ ಇನ್ನೊಂದು ಹೇಳಿದ್ರಿ, ಈಗ ಅವರು ಮಕ್ಕಳು ಯಾವುದೋ ಒಂದು ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ, ಅದಕ್ಕೆ ಸಾಕಷ್ಟು ಫೀಸ್ ಇರುತ್ತೆ, ಆ ಫೀಸ್ನ ನಾವು ಅಫೋರ್ಡ್ ಮಾಡೋಕ್ಕಾಗಲ್ಲ, ಆ ಕಾರಣದಿಂದ ನಾವು ಆ ಮಕ್ಕಳು ಆ ಕೋರ್ಸಿಂದ ವಂಚಿತರಾಗ್ತಾರೆ ಅಂತ ನಿಮ್ಮ ಒಂದು ಇದು. ನೋಡಿ, ನನ್ನ ಪ್ರಕಾರ ಫಿನಾನ್ಸ್ ಅನ್ನೋದು ಮ್ಯಾಟ್ರ್ ಆಗಲ್ಲ ನಮಗೆ. ಯಾಕೆ ಅಂತಂದರೆ ನೋಡಿ, ಈಗ ನಿಮ್ಮ ಮಕ್ಕಳನ್ನ ಪಿ ಯು ಸಿ ಆದಮೇಲೆ ನೀವು ಐ ಐ ಟಿಲೂ ಓದಿಸ್ಬೋದು, ಇಂಜಿನಿಯರಿಂಗು ಕಲಿಸ್ಬೋದು, ಮೆಡಿಕಲ್ನು ಮಾಡಿಸ್ಬೋದು, ಫಾರ್ಮಸಿ ಎಲ್ಲ ಕೋರ್ಸ್ನು ಕಡಿಮೆ ದುಡ್ಡಲ್ಲೇ ಮಾಡಿಸ್ಬೋದು. ಸೊ ಇಲ್ಲಿ ಸಮಸ್ಯೆ ಏನಾಗ್ಬಿಡುತ್ತೆ ಅಂತಂದರೆ, ಈಗ ಈ ಫಿನಾನ್ಷಿಯಲ್ ಪ್ರಾಬ್ಲಮ್ ನಮಗೆ ಯಾಕೆ ಸಡನ್ನಾಗಿ ಅರೈಸ್ ಆಗುತ್ತೆ ಅಂದರೆ, ನಮಗೆ ನಾನು ಹೇಳ್ದಲ್ಲ, ಒಬ್ಬ ಪೋಷಕರಿಗೆ ಅವರು ತಮ್ಮ ಮಕ್ಕಳ ಶಿಕ್ಷಣವನ್ನು ಕಂಪ್ಲೀಟಾಗಿ ಪ್ಲ್ಯಾನ್ ಮಾಡಿರಬೇಕು. ಯಾಕಂದರೆ ನಮಗೆ ನಮ್ಮ ಹತ್ರ ದುಡ್ಡು ಸಾಕಷ್ಟಿದೆ, ಕೋಟಿ ಕೋಟಿ ದುಡ್ಡಿದೆ, ಏನಿಗಾದ್ರು ಸೇರಿಸ್ತೀನಿ ಅಂತಂದರೆ ಅವರು ಅವಶ್ಯಕತೆ ಇಲ್ಲ. ಆದರೆ ಈ ಮಿಡಲ್ ಕ್ಲಾಸ್ ಮತ್ತು ಬಡ ಜನಗಳು ಏನು ಮಾಡಬೇಕು ಅಂದರೆ, ಒಂದು ಪ್ಲ್ಯಾನ್ ಇರಬೇಕು. ಈಗ ನಮ್ಮ ಮಗಂದು ಪಿ ಯು ಸಿ ಮುಗಿತದೆ, ನೆಕ್ಸ್ಟು ಡಿಗ್ರಿಗೆ ಸೇರಿಸ್ಬೇಕು, ಇಂಥ ಕಾಲೇಜ್ ಇಂಥ ಕೋರ್ಸ್ಗೆ ಹೋಗಲ್ಲ, ಎಷ್ಟು ಫೀಸ್ ಆಗುತ್ತೆ ಅಂತಂದದು ಒಂದು 3-4 ವರ್ಷದಿಂದನೇ ಪೇರೆಂಟ್ಸು ಸಹ ಸಿದ್ಧತೆ ಮಾಡ್ಕೊಂಡಿರ್ಬೇಕು. ಆಮೇಲೆ ಇವತ್ತೆಲ್ಲ ಏನಾಗಿದೆ ಅಂದರೆ ನೋಡಿ, ನಮ್ಮ ಮಗು ಚೆನ್ನಾಗಿ ಓದಿದ್ರೆ ಪಿ ಯು ಸಿ ಆದ ನಂತರ ಈಗ ಏನಾಗಿದೆ ಅಂದರೆ, ನಮ್ಮ ಮಕ್ಕಳು ಪಿ ಯು ಸಿಲಿ 600-600 ಮಾರ್ಕ್ಸ್ ತೆಗೆದ್ರು ಕೆಲವು ಸೀಟ್ ಸಿಗಲ್ಲ. ಈ ಎಂಟ್ರೆನ್ಸ್ ಎಕ್ಸಾಮ್ ಬಂದಿದೆ, ಈಗ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಮಾಡಿದ್ರೆ ಗೌರ್ಮೆಂಟ್ ಸೀಟ್ ಸಿಗುತ್ತೆ, ಅವ್ರಿಗೆ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಇದೆ. ಉದಾಹರಣೆಗೆ ನೋಡಿ, ಈಗ ನಾನು ನಿಮ್ಮ ಮಗು ಪಿ ಯು ಸಿ ಓದ್ತಾ ಇದ್ದಾನೆ ಅನ್ಕೊಳ್ಳಿ, ಅವನೇನಾದರೂ ಐ ಐ ಟಿಗಳಿಗೆ ನ್ಯಾಷನಲ್ ಲಾ ಸ್ಕೂಲ್ಗೆ ಸೇರಿದ್ರೆ ಈಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ 2.5 lakh ಒನ್ ಟೈಮ್ ಸ್ಕಾಲರ್ಶಿಪ್ ಬರುತ್ತೆ. ಆಮೇಲೆ ಕೆಲವು ಕೋರ್ಸ್ಗಳಿದೆ, ಉದಾಹರಣೆಗೆ ಅವರು ನಮ್ಮ ದೇಶದಲ್ಲಿ ಒಂದು ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಟ್ ಇದೆ, ಐ ಐ ಸಿ ಬ್ಯಾಂಗ್ಳೂರು ಅಂತ, ಅಲ್ಲಿ ಅವರು ಬೇಸಿಕ್ ಸೈನ್ಸಿಗೆ ಸೇರಿದ್ರೆ ಪ್ರತಿ ತಿಂಗಳು 5,000 ಸ್ಕಾಲರ್ಶಿಪ್ ಬರುತ್ತೆ. ಈ ಥರ ಅವರು ಡಿಗ್ರಿ ಸೇರ್ತಾ ಇದ್ದಂಗೆ ಸ್ಕಾಲರ್ಶಿಪ್ ಬರ್ತಕ್ಕಂಥ ಸಾಕಷ್ಟು ಕೋರ್ಸ್ಗಳಿದೆ, ಪ್ರತಿ ತಿಂಗಳು 5,000, ಅದಾದಮೇಲೆ 7,000, ಈ ಥರ ಸ್ಕಾಲರ್ಶಿಪ್ ಪ್ರೋಗ್ರಾಮ್ಸ್ಗಳಿದೆ. ಸೊ ಅದನ್ನು ನಾವು ತಿಳ್ಕೋಬೇಕು. ಸೊ ನಮ್ಮ ಮಕ್ಕಳನ್ನ ಏನು ಮಾಡ್ಕೋಬೇಕು, ನಮಗೆ ಸ್ಕಾಲರ್ಶಿಪ್ ಬರೋದ್ರಿಂದ ಫೈನಾನ್ಷಿಯಲ್ ಬರ್ಡನ್ನು ಕಡಿಮೆ ಆಗುತ್ತೆ, ಮತ್ತು ನಿಮ್ಮ ಮಗುಗೆ ಒಂದು ಒಳ್ಳೆ ಶಿಕ್ಷಣ ಸಂಸ್ಥೆನೂ ಸಹ ಸಿಗುತ್ತೆ. ಸೊ ಈ ಥರ ನಾನು ಹೇಳಲ್ವ, ಈಗ ನಮಗೆ ಗ್ರಾಮೀಣ ಭಾಗದವ್ರಿಗೆ ನಾನು ಹೇಳಲ್ವ, ಮೆಡಿಕಲ್ ಅಂದ್ರೆ ನಮ್ಗೆ ಭಯ, ಯಾಕಂದರೆ ಮೆಡಿಕಲ್ ಓದ್ಸೋಕ್ಕೆ ನಮ್ಗೆ 100,000 rupees ದುಡ್ಡು ಖರ್ಚಾಗುತ್ತೆ, ನಮಗೆ ಕಷ್ಟ ಆಗುತ್ತೆ ಅನ್ನೋ ಒಂದು ಈ ಭಯ ಇರುತ್ತೆ. ಬಟ್ ಅದು ಭಯ ಅಲ್ಲ, ಅದು ಅಜ್ಞಾನ. ಅದು ಯಾಕೆ ಅಂದರೆ ನೋಡಿ, ನಾನು ಹೇಳ್ದಲ್ವಾ, ನಿಮ್ಮ ಮಗಳು ಕರೆಕ್ಟಾಗಿ ಪಿ ಯು ಸಿ ಆದಮೇಲೆ ಒಳ್ಳೆ ರ್ಯಾಂಕಿಂಗ್ ಬಂದರೆ, ಗೌರ್ಮೆಂಟ್ ಸೀಟ್ ಸಿಕ್ಕಿದ್ರೆ ನಿಮ್ಮ ಮಗಳಿಗೆ ವರ್ಷಕ್ಕೆ 50,000 fees ಬರುತ್ತೆ. ಸ್ಕಾಲರ್ಶಿಪ್ನೇ 60-70 ಸಾವಿರ ಬರುತ್ತೆ. ಮತ್ತು ಮೆಡಿಕಲ್ ಸೀಟ್ ತಗೊಂಡಿದ್ದೀರಾ ಅಂದರೆ 100% ಬ್ಯಾಂಕ್ ಲೋನ್.

0: ಸಿಗುತ್ತೆ. ಸೊ ಹೀಗಾಗಿ ಏನು ಮಾಡ್ಬೋದು, ಈಗ ಫಿನಾನ್ಷಿಯಲ್ ಬರ್ಡನ್ ಕಡಿಮೆ ಆಯ್ತಲ್ಲ, ಪ್ರಾಬ್ಲಮ್ ಏನಪ್ಪ ಅಂದರೆ ನಮಗೆ ಧೈರ್ಯನೇ ಇರಲ್ಲ ಎಜುಕೇಷನ್ ಲೋನ್ಗೆ ನಾವು ಹೋಗೋದಿಲ್ಲ. ನಾವು ಈಗ ಎಜುಕೇಷನ್ ಲೋನು ಯಾವಾಗ ಅಂದರೆ ಅದು ಮಕ್ಕಳ ಶಿಕ್ಷಣ ಮುಗಿದ ನಂತರ ನೀವು ಆ ಲೋನನ್ನು ತೀರ್ಸೋಂಥದ್ದಿರುತ್ತೆ, ಅದು ಇನ್ಸ್ಟಾಲ್ಮೆಂಟಲ್ಲಿ. ಸೊ ಹಾಗಾಗಿ ನಾವು ಎಜುಕೇಟ್ ಆಗಬೇಕು. ಫಿನಾನ್ಷಿಯಲ್ ಅಂತ ಬಂದಾಗ ನಾವು ಯಾವ ಥರ ಒಂದು ಅರೇಂಜ್ಮೆಂಟ್ ಮಾಡ್ಬೋದು, ಈ ಕೋಚಿಂಗು ಟ್ಯೂಷನ್ ಫೀಸ್ ಎಲ್ಲ ನಾವು ಹೆಂಗೆ ಅರೇಂಜ್ ಮಾಡ್ಬೋದು. ಸ್ಟಾರ್ಟಿಂಗ್ ಬಿಗಿನಿಂಗ್ ನಾವು ಇವತ್ತಿನ ಶೈಕ್ಷಣಿಕ ಪರಿಸರ ಹೇಗಿದೆ ಅಂದರೆ ಕಾಶಿದ್ದವ್ರಿಗೆ ಕಜ್ಜೆ ಆ ಥರ ಆಗಿದೆ. ನಮ್ಮಲ್ಲಿ ನಾವು ಒಂದು ಒಳ್ಳೆ ಫೀಸು, ಈಗ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳಲ್ಲಿ ಒಳ್ಳೆ ಫೀಸ್ ಕೊಟ್ಟರೆ ಒಳ್ಳೆ ಶಿಕ್ಷಣ ಅನ್ನೋ ಒಂದು ಇದೆ. ಬಟ್ ಹಲವಾರು ಸರ್ಕಾರಿ ಸಂಸ್ಥೆಗಳಲ್ಲಿ ಉಚಿತವಾಗಿ ಒಳ್ಳೆ ಶಿಕ್ಷಣ ಕೊಡ್ತಕ್ಕಂಥ ಸಾಕಷ್ಟು ಸರ್ಕಾರಿ ಸಂಸ್ಥೆಗಳಿದೆ. ಹಾಂ, ಈಗ ನಮ್ಮ ಮೈಂಡಲ್ಲಿ ಒಂದು ಇದೆಯಲ್ಲ, ನಮಗೆ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಒಳ್ಳೆ ಶಿಕ್ಷಣ ಇಲ್ಲ, ಆ ಮೈಂಡ್ ಸೆಟ್ಟಿಂದ ಫಸ್ಟ್ ನಾವು ಹೊರಗಡೆ ಬರಬೇಕು. ಅವಾಗ ಏನಾಗುತ್ತೆ, ನಮ್ಗೆ ಅರ್ಧ ಫೈನಾನ್ಷಿಯಲ್ ಬರ್ಡನ್ ಕಡಿಮೆ ಆಗುತ್ತೆ. ಸೊ ದಯವಿಟ್ಟು ನೀವೇನು ಮಾಡಿ, ಪ್ಲಾನ್ ಮಾಡಿ. ನಿಮ್ಮ ಮಗು ಈಗ ನಿಮ್ಮ ಮಗು ಏನು ಮಾಡ್ತಾ ಇದಾರೆ, ಈಗ ನಿಮ್ಮ ಮಗು ಏನು ಮಾಡ್ತಾ ಇದ್ದಾರೆ ಹೇಳಿ.
1: ಸರ್ ಅಂದ್ರೆ ಇವಾಗ ಅವರು ಗ್ರೇಡ್ 8 ಅಲ್ಲಿ ಇದ್ದಾರೆ, ಬಟ್ ಈಗಿನಿಂದಾನೆ ಅವ್ರಿಗೆ ಬೇಕಲ್ ಬರ್ತಾರೆ ಎಲ್ಲ, ಈಗ ಜಾಸ್ತಿ ಬರುತ್ತಾ ಇರೋದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಲ್ರೆಡಿ ಬರ್ತಿದೆ ಮೆಸೇಜಸ್. ವಿವೇಕ ಸ್ಕೂಲಲ್ಲಿ ಓದ್ತಿರೋದ್ರಿಂದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಮಾಡಿರ್ತೀವಿ, ಬಟ್ 10th ಕ್ಲಾಸ್ ಅಲ್ಲಿ ಅವ್ರದ್ದು ಏನೋ ಬೇರೆ ಪ್ಲಾನ್ ಇರುತ್ತೆ, ನಾವೇನೋ ಹೇಳ್ತೀವಿ ಅದಕ್ಕೆ ಅವ್ರು ಹೋಗ್ತಿರಲ್ಲ. ಬಟ್ ಅವ್ರು ಹೇಳೋ ಅಂತದ್ದು ಹೈ ಕ್ವಾಲಿಟಿ ಎಜುಕೇಶನ್ ಬೇಕಂದ್ರೆ ನೋಡಿರ್ತಾರಲ್ಲ ಸರ್ ಎಲ್ಲ ಕಡೆ ಫ್ರೆಂಡ್ಸ್, ಅಷ್ಟೊಂದು ನಮ್ಗೆ ನಾವ್ ಏನೋ ಒಂದು ಇದ್ರೆ ಇರ್ತೀವಿ. ಅದಕ್ಕೆ ನಿಮ್ಗೆ ಹತ್ರ
0: ಈಗ ಹೈಫೈ ಕ್ವಾಲಿಟಿ ಅದು ಗೊತ್ತಾಯ್ತು ಗೊತ್ತಾಯ್ತು. ನೀವು ನೋಡಿ, ನೀವು ಈಗ ನಿಮ್ಮ ಮಗನಿಗೆ ಇನ್ಸ್ಟಿಟ್ಯೂಟ್ ಬೇಕಲ್ವಾ, ಒಳ್ಳೆ ಇನ್ಸ್ಟಿಟ್ಯೂಟ್ಗಳು ಕಡಿಮೆ ಫೀಸಲ್ಲೇ ನಿಮಗೆ ಅತ್ಯುತ್ತಮ ಶಿಕ್ಷಣವನ್ನು ಕೊಡ್ತಕ್ಕಂಥ ಒಳ್ಳೆ ಒಳ್ಳೆ ಸಂಸ್ಥೆಗಳಿದ್ದಾವೆ. ಅವನ ಆ ಕೋರ್ಸ್ ಮಾಡಬೇಕು, ಆ ಕೋರ್ಸ್ಗೆ ಸಾಕಷ್ಟು ಇನ್ಸ್ಟಿಟ್ಯೂಟ್ಗಳಿದೆ. ಅದನ್ನು ಹೇಳೋದ್ರೆ ಮಾಹಿತಿ ಕೊರತೆ. ನಾವೇನು ಮಾಡಬೇಕು ಅದ್ರ ಬಗ್ಗೆ ತಿಳ್ಕೊಬೇಕು. ಈಗ ಇಂಥ ಕೋರ್ಸ್ ಮಾಡಬೇಕು, ಉದಾಹರಣೆಗೆ ಲಾ ಕೋರ್ಸನ್ನ ಸಾಕಷ್ಟು. ಈಗ ನಮ್ಮ ಪ್ರೈವೇಟ್ ಕಾಲೇಜು ಸುಮಾರು 1 ಲಕ್ಷದಿಂದ 5 ಲಕ್ಷ ಫೀಸ್ ಇರ್ತಕ್ಕಂಥ ಲಾ ಕಾಲೇಜ್ಗಳಿದ್ದಾವೆ. ಗೌರ್ಮೆಂಟ್ ಕಾಲೇಜ್ಗಳು 15,000 to 20,000 ಒಳ್ಳೆ ಶಿಕ್ಷಣ ಕೊಡ್ತಕ್ಕಂಥ ಗೌರ್ಮೆಂಟ್ ಕಾಲೇಜ್ಗಳಲ್ಲೂ ಲಾ ಒಂದು ಕೋರ್ಸ್ಗೂ ಸೇರಿಸ್ಬೋದು. ಮತ್ತು ನ್ಯಾಷನಲ್ ಲಾ ಸ್ಕೂಲ್ಗೆ ಹೋದ್ರೆ ನಿಮಗೆ ಅಲ್ಲಿ 2.5 ಲಕ್ಷ ಫೀಸ್ ಇದೆ, ಅಲ್ಲಿ ನಿಮಗೆ ಸ್ಕಾಲರ್ಶಿಪ್ 2 ಲಕ್ಷ ಬರುತ್ತೆ. ಈ ಥರದ್ದೆಲ್ಲ ನಾವು ಸ್ಟಾರ್ಟಿಂಗ್ ನಾವು ಫೀಸ್ ಇದು ಕಟ್ಟಿದ್ರೆ ಆಮೇಲೆ ನಮ್ಗೆ ಸ್ಕಾಲರ್ಶಿಪ್ ಬರುತ್ತೆ, ನೆಕ್ಸ್ಟ್ ವರ್ಷದಿಂದ ಫೈನಾನ್ಷಿಯಲ್ ಬರ್ಡನ್ ಕಡಿಮೆ ಆಗುತ್ತೆ. ಇದು ಸಮಸ್ಯೆ ನಮಗೇನಂದ್ರೆ, ಏಕದು ಒಂದೇ ಸರಿ ಇಷ್ಟೆಲ್ಲ ಅಮೌಂಟ್ನ ನಾವು ರೆಡಿ ಮಾಡೋಕ್ಕೆ ನಮಗೆ ಕಷ್ಟ ಆಗೋದ್ರಿಂದ ಏನು ಮಾಡ್ತೀವಿ, ನಾವು ಗೊಂದಲಕ್ಕೊಳಗಾಗ್ತೀವಿ. ಇದು ಯಾಕೆಂದರೆ ನಮಗೆ ನಮ್ಮ ಮಕ್ಕಳ ಬಗ್ಗೆ ನಮ್ಮ ಪ್ಲಾನ್ ಇರಲ್ಲ. ನಾವು ಶಿಕ್ಷಣಕ್ಕೆ ಅಂತಲೇ ಒಂದಷ್ಟು ಹಣಕಾಸನ್ನು ಕೂಡಿಡುವಂತಹ ಒಂದು ಎಜುಕೇಷನ್ ಇನ್ಸೂರೆನ್ಸ್, ಈಗ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಒಂದು ಸಾಕಷ್ಟು ಇನ್ಸೂರೆನ್ಸ್ಗಳಿದೆ. ನಿಮ್ಮ ಮಗ ಅಥವಾ ಮಗಳು 18 ವರ್ಷ ಆದಮೇಲೆ ನೀವು ಒಂದು ಅವ್ರಿಗೆ 5th class 6th class ಒಂದು ಇನ್ಸೂರೆನ್ಸ್ ಮಾಡಿಸಿದ್ರೆ 18 ವರ್ಷ ಆದಮೇಲೆ ಒಂದಷ್ಟು ದುಡ್ಡು ಬರುತ್ತೆ, ಆ ದುಡ್ಡನ್ನು ಅವರ ಶಿಕ್ಷಣಕ್ಕೆ ನೀವು ವಿನಿಯೋಗಿಸ್ಬೋದು. ಬಟ್ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಎಜುಕೇಷನ್ ಅನ್ನೋದನ್ನ ನಾವು ಎಜುಕೇಷನ್ಗೆ ಯಾವುದೇ ಥರದ ಒಂದು ಪ್ರೀ ಪ್ಲಾನಿಂಗ್ ಆಗಿರ್ಬೋದು, ಅದಕ್ಕೊಂದಷ್ಟು ಅಮೌಂಟನ್ನು ಸೇವ್ ಮಾಡೋದಾಗಿರ್ಬೋದು, ಇಂಥ ಒಂದು ಮನಸ್ಥಿತಿ ನಮ್ಮಲ್ಲಿಲ್ಲ. ನಾವು ಯಾವುದಕ್ಕೆ ಇನ್ವೆಸ್ಟ್ ಮಾಡ್ತೀವಿ, ಈಗ ನೋಡಿ ಮಕ್ಕಳ ಮದುವೆ ಅಂತ ಬಂದಾಗ ಸಾಕಷ್ಟು 100,000 rupees ಅವ್ರಿಗೆ ಚಿನ್ನ ಮಾಡಿಸೋದು, ಒಡವೆ ಮಾಡಿಸೋದನ್ನು ಅವರು ಒಂದು 5th-6th class ಶುರು ಮಾಡ್ತೀವಿ. ಬಟ್ ನನ್ನ ಪ್ರಕಾರ ನೀವು ಮಕ್ಕಳಿಗೆ ಆಸ್ತಿ ಮಾಡೋ ಬದಲು ಅವ್ರಿಗೆ ಗೋಲ್ಡ್ ಬದಲು ಅವ್ರ ಎಜುಕೇಷನ್ ಮೇಲೆ ಇನ್ವೆಸ್ಟ್ ಮಾಡಿ, ಅದು ನಿಮಗೆ ದೊಡ್ಡ ರಿಟರ್ನು. ಸೊ ದಯವಿಟ್ಟು ಆ ದಿಸೆಯಲ್ಲಿ ನಮ್ಮ ಪೇರೆಂಟ್ಸ್ ಯೋಚನೆ ಮಾಡಿದ್ರೆ ಖಂಡಿತವಾಗಲೂ ನಾವು ಯೋಚನೆ ಅದಕ್ಕೆ ನಾನು ಹೇಳೋದು, ಕೆರಿಯರ್ ಗೈಡೆನ್ಸು ಪೇರೆಂಟ್ಸ್ಗೆ ಬಹುಮುಖ್ಯವಾಗಿ ಬೇಕು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ನಮ್ಮದು ಈ ಥರ ವರ್ಕ್ಶಾಪ್ ಮಾಡ್ತಾ ಇರ್ತೀವಿ, ದಯವಿಟ್ಟು ನಮ್ಮ ವರ್ಕ್ಶಾಪ್ ಅಟೆಂಡ್ ಮಾಡಿ. ಮೈಸೂರು AKS ಅಕಾಡೆಮಿಲಿ ಇರುತ್ತೆ, ನೀವು ಬನ್ನಿ, ನಿಮಗೆ ಅಲ್ಲಿ ಇದ್ರ ಬಗ್ಗೆನೇ ಒಂದು ದಿನದ ಒಂದು ವರ್ಕ್ಶಾಪ್ ನಾವು ಮಾಡ್ತೀವಿ, ಆಗ ನಿಮ್ಗೆ ಗೊತ್ತಾಗುತ್ತೆ.
2: ಧನ್ಯವಾದಗಳು ಮೇಡಮ್ ಕರೆ ಮಾಡಿದ್ದಕ್ಕೆ. ಹಾಂ ಸರ್, ತಾವು ಕೂಡ ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್, ಈ ಒಂದು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಒಂದು ವೃತ್ತಿ ಮಾರ್ಗದರ್ಶನದ ಒಂದು ಅವಕಾಶಗಳು ಮತ್ತು ಅದರ ಒಂದು ಮಹತ್ವ ಕುರಿತು. ಈಗ ಈಗ ನಾವು ಕೊನೆಯದಾಗಿ ನಾವು ಮಾತನಾಡೋದಾದ್ರೆ, ಈಗ ವಿದ್ಯಾರ್ಥಿಗಳು ತಮ್ಮ ಕನಸಿನ ವೃತ್ತಿಯನ್ನು ಸಾಧಿಸಲು ಪ್ರತಿದಿನ ಯಾವ್ಯಾವ ರೀತಿಯ ಒಂದು ಅಭ್ಯಾಸಗಳನ್ನು ರೂಢಿ ಮಾಡಿಕೊಳ್ಬೇಕು ಸರ್?
0: ಸರ್, ಈಗ ಅವ್ರ ಕನಸಿನ ವೃತ್ತಿನ ಅವರು ಹೋಗ್ಬೇಕು ಅಂತಂದರೆ, ಈಗ ವಿದ್ಯಾರ್ಥಿ ಯಾವ ಸ್ಟೇಜ್ ಅಂತಂದರೆ, ಉದಾಹರಣೆಗೆ ಅವನು SSLC ಮುಗಿಸಿ PUC ಬಂದಿದ್ದಾನಂತಂದರೆ, ಅವನಿಗೊಂದು ವೃತ್ತಿ ಡಿಫೈನ್ ಆಗಿದೆ ಅಂದರೆ ಅದಕ್ಕೆ ಅವನು ಪ್ರತಿದಿನ ವರ್ಕ್ ಮಾಡಲೇಬೇಕು. ಅದರಲ್ಲೂ ಈ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಅಂತೂ ವರ್ಕ್ ಮಾಡಲೇಬೇಕು.
2: ಹೌದು,
0: ಹೆಂಗಿದೆ ಅಂದರೆ, ನಮ್ಮಲ್ಲಿ ಪ್ರತಿ ವರ್ಷ ನಮ್ಮ ಕಳೆದ 2025-26 ಸಾಲಿನಲ್ಲಿ ಭಾರತ ದೇಶದಲ್ಲಿ ಔಟ್ಪುಟ್ ಆಗಿರತಕ್ಕಂಥ ಗ್ರಾಜ್ಯುಯೇಟ್ಸ್ ಎಷ್ಟು ಅಂದರೆ 1,25,25,00,000 ಪ್ರತಿ ವರ್ಷ. ಆನ್ ಆನ್ ಆವರೇಜ್

ಫ್ರಮ್ ಲಾಸ್ಟ್ 5 ಇಯರ್ ಎವ್ರಿ ಇಯರ್ ವಿ ಆರ್ ಪ್ರೊಡ್ಯೂಸಿಂಗ್ 1 ಕ್ರೋರ್ ಗ್ರಾಜ್ಯುಯೇಟ್ಸ್. ಇನ್ನು ನೆಕ್ಸ್ಟ್ ಇಯರ್ ಅದು 1.30 ಲಕ್ಷ, ಇನ್ನು 5 ಇಯರ್ಸ್ ಅಲ್ಲಿ 1.5 ಕೋಟಿ ಆಗ್ಬೋದು. ಹಿಂಗಾಗಿ ಸ್ಪರ್ಧೆ ಇರೋದ್ರಿಂದ ಇದಕ್ಕೆ ಒಬ್ಬ ವಿದ್ಯಾರ್ಥಿ ತನ್ನ ವೃತ್ತಿಗೆ ಏನು ಮಾಡ್ಬೋದು, ಅವನು ಪ್ರತಿದಿನ ಅವನು ತಯಾರಾಗಲೇಬೇಕು. ಹೆಂಗೆ ಅವನು ತಯಾರಾಗ್ಬೋದು ಅಂದರೆ ಅವನು ಟೈಮ್ ಟೇಬಲ್ ಹಾಕೋಬೇಕು ಸರ್. ಹೆಂಗೆ ಈಗ ಒಂದು 24 ಗಂಟೆನಲ್ಲಿ ಅವನು

0: ಅವನ ಸ್ವಚ್ಛ, ಅವನ ಕಾಲೇಜಿನ ಸಮಯ, ನಿದ್ರೆ ಇವೆಲ್ಲನೂ ಕಳೆದ್ರೆ ಅವನಿಗೆ ಒಂದು 5-6 ಗಂಟೆ ಸಿಕ್ಕೇ ಸಿಗುತ್ತೆ ಸರ್. ಈಗ ಒಂದು 7 ಗಂಟೆ ನಿದ್ದೆ, ಒಂದು 8 ಗಂಟೆ ಅವನ ಸ್ಕೂಲು ಹೋಗಿ ಅವನು ಹೋಗಿದ್ದು ಬರೋದು, ಮತ್ತು ಶಾಲೆಯಲ್ಲಿರ್ತಕ್ಕಂಥ ಟೈಮ್ ಒಂದು 8 ಗಂಟೆ ಸ್ಕೂಲು, 15 ಗಂಟೆ ಆಯಿತು, ಮತ್ತು ಇನ್ನೊಂದು ಮನೆಯಲ್ಲಿ ಅವನಿಗೆ ಒಂದಷ್ಟು ಸಮಯ ಬೇಕೇ ಬೇಕು, ಅದಕ್ಕೊಂದು 4 ಗಂಟೆ ಅಂತಂದ್ರು ಒಂದು 19 ಗಂಟೆ ಆಯಿತು ಸರ್. ಇನ್ನು 5 ಗಂಟೆ ಅಂತ ಅವ್ರಿಗೆ ಸಿಕ್ಕೇ ಸಿಗುತ್ತೆ. ಸೊ ಈ 5 ಅವರ್ಸ್ ಇದರಲ್ಲಿ ಇದು ಗೋಲ್ಡನ್ ಅವರ್ಸು, ಇದನ್ನು ಅವರು ಸರಿಯಾಗಿ ಯುಟಿಲೈಸ್ ಮಾಡ್ಕೋಬೇಕು. 5 ಅವರ್ಸ್ ಮಿನಿಮಮ್ ಓದಲೇಬೇಕು ಒಬ್ಬ ವಿದ್ಯಾರ್ಥಿ. ಸೊ ಈ ವಿದ್ಯಾರ್ಥಿನಲ್ಲಿ ಬರ್ತಾನೆ, ಈಗ ಪಿ ಯು ಸಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ಅವನ ಒಂದು ರುಟೀನ್ ಬೇರೆ ಇರಬೇಕು, ಡಿಗ್ರಿ ಓದ ವಿದ್ಯಾರ್ಥಿ ರುಟೀನ್ ಬೇರೆ ಇರಬೇಕು. ಯಾಕಂದ್ರೆ ಡಿಗ್ರಿ ಓದ ವಿದ್ಯಾರ್ಥಿ ಏನ್ ಮಾಡ್ತಾನೆ, ಡಿಗ್ರಿ ಆದ ನಂತರ ಅವನು ಉದ್ಯೋಗಕ್ಕೆ ಎಲಿಜಿಬಲ್ ಇರ್ತಾನೆ, ಅವನು ಉದ್ಯೋಗನ ಮಾಡಲೇಬೇಕು ಅನ್ನೋ ಅರ್ಜಿ ಸುಮಾರು ಜನ ಇರುತ್ತೆ. ಹಂಗಾಗಿ ಅವನ ತಯಾರಿ ಬೇರೆ, ಪಿ ಯು ಸಿ. ಈಗ ಪಿ ಯು ಸಿ ವಿದ್ಯಾರ್ಥಿಗಳ ತಯಾರಿ 5 ಗಂಟೆಲಿ ಹೆಂಗಿರ್ಬೇಕು ಅಂತಂದ್ರೆ, ಅವರು ಅವ್ರಿಗೆ ಅಸೈನ್ಡ್ ಆಗಿರೋ ಸಿಲೆಬಸ್ನ ಚೆನ್ನಾಗಿ ಓದಬೇಕು, ಮತ್ತೆ ಅವರು ನೆಕ್ಸ್ಟ್ ಮುಂದಿನ ವಿದ್ಯಾಭ್ಯಾಸಕ್ಕೆ ಒಳ್ಳೆ ಇನ್ಸ್ಟಿಟ್ಯೂಟ್ಗೆ ಹೋಗ್ಬೇಕಲ್ಲ, ಆ ಒಂದು ಪರೀಕ್ಷೆಗಳಿಗೂ ಸಹ ಅವರು ದಾರಿನಲ್ಲಿ ಸಿದ್ಧತೆ ಮಾಡ್ಕೋಬೇಕು ಸರ್. ಈ 5 ಗಂಟೆ ಒಬ್ಬ ನನ್ನ ಪ್ರಕಾರ ಮಿನಿಮಮ್ 4-5 ಗಂಟೆ ವಿದ್ಯಾರ್ಥಿ ಓದಲೇಬೇಕು. ಬಟ್ ಇಲ್ಲಿ ಇನ್ನೊಂದು ಸಮಸ್ಯೆ, ಈಗ ಮೊಬೈಲ್ ಬಂದಿದೆ, ಮೊಬೈಲು ಅವರಿಗೆ ಒಂದು ದೊಡ್ಡ ಡೈವರ್ಜೆನ್ಸು.
1: ಹೌದು,
0: ನನ್ನ ಪ್ರಕಾರ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮೊಬೈಲ್ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಪಿ ಯು ಸಿಗೆ ಪ್ರಿಸ್ಕ್ರೈಬ್ ಟೆಕ್ಸ್ಟ್ ಬುಕ್ ಇದೆ, ಕಾಲೇಜಲ್ಲಿ ಪಾಠ ಮಾಡಿ ನೋಟ್ಸು ಕೊಡ್ತಾರೆ, ಮತ್ತು ಅವ್ರಿಗೆ ಸಾಕಷ್ಟು ರೆಫರೆನ್ಸ್ ಬುಕ್ಸ್ ಇರುತ್ತೆ.
1: ಹೌದು,
0: ಈಗ ಪುಸ್ತಕಗಳೇ ಇರಬೇಕಾದ್ರೆ ಮೊಬೈಲ್ ಏನಕ್ಕೆ?
1: ಖಂಡಿತ.
0: ಸೊ ಇಲ್ಲಿ ಸಮಸ್ಯೆ ಏನಪ್ಪ ಅಂದರೆ, ವಿದ್ಯಾರ್ಥಿಗಳ ಸಮಯವನ್ನು ಕಿತ್ಕೋತಾ ಇರೋದಪ್ಪ ಅಂದರೆ ಮೊಬೈಲು, ಸ್ಕ್ರೀನ್ ಟೈಮು. ಸೊ ಈ ಮೊಬೈಲಿಂದ ಅವರು ಫಸ್ಟು, ಈಗ ನಾನು ಹೇಳಿ, ಈಗ ಇಲ್ಲಿ ಒಂದು ಲೋಟ ಇದೆ, ಲೋಟದಲ್ಲಿ ಆಲ್ರೆಡಿ ಕಸ ತುಂಬಿದೆ, ಅಲ್ಲಿಗೆ ನಾವು ಮತ್ತಷ್ಟು ನಾವು ಶುದ್ಧವಾದ ನೀರನ್ನ ಹಾಕ್ರೆ ಏನಾಗುತ್ತೆ ಅದು? ಮತ್ತೆ ಅದು ಆ ಲೋಟದಲ್ಲಿ ಆ ನೀರು, ಶುದ್ಧವಾದ ನೀರು ಸಹ ಕಲುಷಿತ ಆಗುತ್ತೆ.
1: ಹೌದು,
0: ಫಸ್ಟ್ ಏನು ಮಾಡ್ಬೇಕು, ಈ ಲೋಟದಲ್ಲಿ ಕಸ ತೆಗಿಬೇಕು. ಹಂಗೆ ನಮ್ಮ ಮೈಂಡ್ಲಿ ಇರ್ತಕ್ಕಂಥ ಡೈವರ್ಜೆನ್ಸ್ ಇದೆಯಲ್ಲ, ಅದನ್ನು ಕ್ಲೀನ್ ಮಾಡ್ಕೋಬೇಕು ಸ್ಟೂಡೆಂಟು. ಆಗ ಅವನು ಏನೇ ಓದಿದ್ರು ಅವನು ಈಸಿಯಾಗಿ ಅದು ಒಂದು ಸಿಸ್ಟಮ್ಯಾಟಿಕ್ಕಾಗಿ ಅವ್ನ ಬ್ರೈನಲ್ಲಿ ಕೂರುತ್ತೆ. ಹಂಗಾಗಿ ಸ್ಟೂಡೆಂಟ್ಸು ಫಸ್ಟು ಮೊಬೈಲಿಂದ, ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮೊಬೈಲ್ ಅವಶ್ಯಕತೆ ಇಲ್ಲ, ಯಾಕಂದರೆ ಎಲ್ಲ ಪಿ ಯು ಸಿಲಿ ನೋಟ್ಸ್ನ ಹೇಳಿದ್ರೆ ಕೊಡ್ತಾ ಇದ್ದಾರೆ. ಮತ್ತು 4-5 ಗಂಟೆ ಅವನು ಪ್ರತಿದಿನ ಅಭ್ಯಾಸ ಮಾಡಲೇಬೇಕು. ಒಂದು ಈಗ ಇದು ದೊಡ್ಡ ಸಮಸ್ಯೆ. ಇದೇನಾಗಿದೆ ಅಂದರೆ, ನಾನು ಹೇಳ್ದಲ್ಲ, ಈಗ ಪಿ ಯು ಸಿ ಮಾರ್ಕ್ಸ್ ತೆಗೆದು ತುಂಬ ಈಸಿ ಆಗಿಬಿಟ್ಟಿದೆ. ನಿಮ್ಗೆ ಗೊತ್ತಿರಲಿ, ಈಗ ಇವ್ಯಾಲ್ಯುವೇಷನ್ಸಲ್ಲಿ ಹೆಂಗೆ ನಡೀತಾ ಇದೆ ಅಂತಂದರೆ, ಇವ್ಯಾಲ್ಯುವೇಷನ್ನ ಪ್ರಮುಖ ಉದ್ದೇಶ ವಿದ್ಯಾರ್ಥಿಗಳು ಎಷ್ಟು ಬರೆದಿದ್ದಾರೆ ಅವ್ರನ್ನ ಜ್ಞಾನವನ್ನ ಚೆಕ್ ಮಾಡೋದು ಉದ್ದೇಶ ಆಗಿಲ್ಲ. ಈಗ ನಾವು ಇಷ್ಟು ಪರ್ಸೆಂಟ್ ನಮ್ಮ ರಾಜ್ಯದಲ್ಲಿ ತೆಗಿಬೇಕು, ನಮ್ಮ ಜಿಲ್ಲೆಯಲ್ಲಿ ಇಷ್ಟೊಂದು ಫಲಿತಾಂಶವನ್ನು ನಾವು ಕೊಡಿಸ್ಬೇಕು ಅನ್ನೋದೇ ಉದ್ದೇಶ ಆಗಿದೆ. ಅದಕ್ಕೋಸ್ಕರ ಏನು ಮಾಡ್ತಾಯಿದ್ರು ನೀವು ನೋಡಿ, ಪಿ ಯು ಸಿಲಲ್ಲಿ ಮೊದಲು ಪಿ ಯು ಸಿಲಲ್ಲಿ 55-60% ಬರ್ತಾ ಇತ್ತು, ಈಗ 75-80 ಓವರ್ ಆಲ್ ಇಡೀ ಸ್ಟೇಟ್ ಮೇ 73% ಬರ್ತಾ ಇದೆ. ಅಂದರೆ ನಾವು ಮಕ್ಕಳನ್ನ ಏನು ಮಾಡ್ತಾ ಇದ್ದೀವಿ, ಮಾರ್ಕ್ಸ್ ಕೊಟ್ಟು ಅವ್ರನ್ನ ಬುದ್ಧಿವಂತರು ಅಂತ ನಾವು ಐಡೆಂಟಿಫೈ ಮಾಡಿ ಅವ್ರಿಗೆ ಸನ್ಮಾನ ಮಾಡಿ ಅವ್ರನ್ನ ಎಲ್ಲೋ ಒಂದು ಕಡೆ ನಾವೇನು ಮಾಡ್ತಾ ಇದ್ವಿ, ಕುಬ್ಜರನಾಗಿ ಮಾಡ್ತಾ ಇದ್ವಿ. ಮೊದಲು ನಾನು ಸ್ಟೂಡೆಂಟ್ ಸಜೆಷನ್ ಮಾಡೋದು, ನೀವು ಮಾರ್ಕ್ಸ್ ಮೈಂಡ್ ಸೆಟ್ ಇಂದ ಹೊರಗಡೆ ಬನ್ನಿ. ನಾವು ಮಾರ್ಕ್ಸ್ ತೆಗೆಯದೇ ನಿಮ್ಮ ಒಂದು ಗುರಿ ಆಗಿರಬಾರ್ದು. ಮಾರ್ಕ್ಸ್ ನಮಗೆ ಅವಶ್ಯಕತೆ ಇದೆ, ಅನಿವಾರ್ಯ ಇಲ್ಲ. ಇವತ್ತಿನ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ನಾ ಮಕ್ಕಳು ಸರ್ವೈವ್ ಆಗಬೇಕಾದ್ರೆ, ಈಗ ನೀವೇ ನೋಡಿ ಯಾವ ಸರ್ಕಾರಿ ಹುದ್ದೆನ ಮಾರ್ಕ್ಸ್ ಮೇಲೆ ಕೊಡ್ತಾ ಇದಾರೆ? ಮೊದಲು ವಿಲೇಜ್ ಅಕೌಂಟೆಂಟ್ ಕೊಡ್ತಾ ಇದ್ರು, ಈಗ ಅದಕ್ಕೂ ಎಕ್ಸಾಮ್ ಬಂದಿದೆ. ಯಾವ ಸರ್ಕಾರಿ ಉದ್ಯೋಗಗಳು ಕೊಡ್ತಾ ಇಲ್ಲ, ಯಾವ ಪ್ರೈವೇಟ್ ಜಾಬ್ ಅಲ್ಲಿ ಮಾರ್ಕ್ಸ್ ನ ಮಾನದಂಡಕೊಂಡು ನಿಮಗೆ ಜಾಬ್ ಕೊಡ್ತಾ ಇದಾರೆ? ಖಾಸಗಿ ಕ್ಷೇತ್ರದಲ್ಲಿ ಇಲ್ಲ ಅಲ್ವಾ? ಏನೋ ಮಿನಿಮಮ್ ಒಂದು 50% ಇರಬೇಕು, ಅದು ಮಿನಿಮಮ್ ಮಾಡಿದ್ದಾರೆ. ಅದನ್ನ ಬಿಟ್ಟರೆ ಖಾಸಗಿ ಉದ್ಯೋಗ ಸರ್ಕಾರಿ ಉದ್ಯೋಗದಲ್ಲೂ ಮಾರ್ಕ್ಸ್ ಇಲ್ಲ. ಆಮೇಲೆ ನೀವು ನೆಕ್ಸ್ಟ್ ಪಿ ಯು ಸಿ ಆಯಿತು, ಡಿಗ್ರಿ ಆಯಿತು, ಒಳ್ಳೊಳ್ಳೆ ಇನ್ಸ್ಟಿಟ್ಯೂಟ್ಗೆ ಹೋಗ್ಬೇಕು, ಅಲ್ಲೆಲ್ಲ ಮಾರ್ಕ್ಸ್ ನೋಡ್ತಾ ಇದ್ದಾರಾ? ಎಲ್ಲೂ ನೋಡ್ತಾ ಇಲ್ಲ. ಸೊ ಮಾರ್ಕ್ಸ್ ಯಾಕೆ ಇಲ್ಲಿ ಸಮಸ್ಯೆ? ಏನಾಗಿದೆ ಅಂದರೆ, ವಿದ್ಯಾಸಂಸ್ಥೆಗಳ ಪ್ರಮುಖ ಗುರಿ, ನಮ್ಮಲ್ಲಿ ವಿದ್ಯಾಸಂಸ್ಥೆಗಳು ಏನಾಗಿದ್ದಾವೆ ಗೊತ್ತಾ ಸರ್, ಅವರ ಗುರಿ ಮಾರ್ಕ್ಸ್ ತೆಗಿಬೇಕು, ಫ್ಲೆಕ್ಸ್ ಹಾಕಿಸ್ಬೇಕು, ಹೆಚ್ಚು ಹೆಚ್ಚು ಅಡ್ಮಿಷನ್ ಮಾಡ್ಕೋಬೇಕು, ಅದು ಅವರ ಪ್ರಮುಖ ಗುರಿಯಾಗಿದೆ. ಪಿ ಯು ಸಿ ಆದಮೇಲೆ ನಮ್ಮ ಕಾಲೇಜಿನ ಮಕ್ಕಳು ಎಲ್ಲಿಗೆ ಏನು ಮಾಡ್ತಾರೆ? ಡಿಗ್ರಿ ಆದಮೇಲೆ ಈ ಕಾಲೇಜಿನ ಮಕ್ಕಳಲ್ಲಿ ಏನು ಮಾಡ್ತಾ ಇದ್ದಾರೆ? ನಮ್ಮ ಕಾಲೇಜಿನ ಮಕ್ಕಳನ್ನ ನಾವು ಎಲ್ಲೆಲ್ಲಿಗೆ ಕಳಿಸ್ಬೇಕು ನೆಕ್ಸ್ಟು? ನಮ್ಮ ಮಕ್ಕಳಿಗೆ ನಾವು ಒಂದು ಒಳ್ಳೆ ವೃತ್ತಿನ ಡಿಫೈನ್ ಮಾಡಿಕೊಡ್ಬೇಕು, ನಾವು ಗೋಲ್ನ ಡಿಫೈನ್ ಮಾಡಿಕೊಡ್ಬೇಕು ಅನ್ನೋದು ಯಾವ ಕಾಲೇಜಿನಲ್ಲೂ ಇದ್ರ ಉದ್ದೇಶ ಇಲ್ಲ. ಅವುಗಳ ಉದ್ದೇಶ ಪಾಠ ಮಾಡಿ ಮಾರ್ಕ್ಸ್ ತೆಗೆದ ಮುಖಾಂತರ ಅವು ತಮ್ಮ ಹಿರಿಮೆಯನ್ನು ಹೆಚ್ಚಿಸ್ಕೋತಾವೆ, ತಮ್ಮನ್ನು ತಾವೇ ತಟ್ಕೋತಾವೆ. ಸೊ ಈ ಸೂಕ್ಷ್ಮತೆಗಳನ್ನ ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೋಬೇಕು, ನಮ್ಮ ಭವಿಷ್ಯ ನಿಜವಾಗಿ ಎಲ್ಲಿದೆ. ಸೊ ಸಬ್ಜೆಕ್ಟ್ನ ನಾನು ಅಲ್ಲಿ ನಾನು ಹೇಳ್ತೇನೆ, ಸಬ್ಜೆಕ್ಟ್ನ ಅರ್ಥ ಮಾಡ್ಕೊಂಡು ಕಲಿಬೇಕು, ಓದ್ಬೇಕು ಸರ್ 5 ಅವರ್ಸು.
1: ಖಂಡಿತ.
0: ಪಿ ಯು ಸಿ ವಿದ್ಯಾರ್ಥಿಗಳು ಪ್ರಮುಖ ಗುರಿ ಎಂಟ್ರೆನ್ಸ್ ಎಕ್ಸಾಮ್ ಆಗಬೇಕು. ಪಿ ಯು ಸಿ ಅಂತಂದ್ರೆ ಡಿಗ್ರಿಗೆ ಬರ್ತಲ್ಲ ಸರ್, ಅವರು ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರತಿದಿನ 2 ಗಂಟೆ ಓದಬೇಕು. 2 ಗಂಟೆ ಅಂದ್ರೆ ಈಗ ಅವ್ರಿಗೂ ಎನ್ ಸಿ ಆರ್ ಟಿ ಸಿ ಅವರು ಎನ್ ಸಿ

0: ಆರ್ಟಿ ಬುಕ್ಸ್ ಕಂಪ್ಲೀಟ್ ಒಂದು ಆರನೇ ಕ್ಲಾಸಿಂದ ಸೆಕೆಂಡ್ ಪಿ ಯು ಸಿ ತನಕ ಎನ್ ಸಿ ಆರ್ ಟಿನ ಓದ್ಬೇಕು ಸರ್. ಯಾಕಂದ್ರೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾನು ಹೇಳ್ದಲ್ಲ, ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಲ್ಲವೂ ಎನ್ ಸಿ ಆರ್ ಟಿಯಿಂದನೇ ಬರುತ್ತೆ. ಹಂಗಾಗಿ ಅವರು ಮೊದಲನೇ ವರ್ಷ ಎನ್ ಸಿ ಆರ್ ಟಿನ ಕಂಪ್ಲೀಟ್ ಕವರ್ ಮಾಡಿದ್ರೆ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿಗೆ ಜನರಲ್ ಸ್ಟಡೀಸ್ ಪ್ರಿಪೇರ್ ಆದಂಗೆ ಆಗುತ್ತೆ ಎನ್ ಸಿ ಆರ್ ಟಿ. ಸೊ ಎರಡನೇ ವರ್ಷಕ್ಕೆ ಮೇನ್ಸ್ ಪ್ರಿಪೇರ್ ಪ್ರಿಪೇರ್ ಆಗಬೇಕು, ಮೂರನೇ ವರ್ಷಕ್ಕೆ ಮಾಕ್ ಟೆಸ್ಟ್ ತಗೋಬೇಕು ಅವರು, ಎರಡು ವರ್ಷ ಕಂಪ್ಲೀಟ್ ಸಿಲೆಬಸ್ನ ಓದಬೇಕು, ಮೂರನೇ ವರ್ಷಕ್ಕೆ ಮಾಕ್ ಟೆಸ್ಟ್ ತಗೋಬೇಕು. ಆಮೇಲೆ ಕೋಚಿಂಗ್ ಅಂತ ಇದೆ ಸರ್ ನೀವು, ಆಮೇಲೆ ಇನ್ನೊಂದು ಕೋಚಿಂಗ್ ಅನ್ನೋದು ಒಂದು ಶುರು ಆಗಿಬಿಟ್ಟಿದೆ ಸರ್. ಈಗ ನೀವೇ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ, ಮೊದಲು ಟ್ಯೂಷನ್ ಅನ್ನೋ ಕಾನ್ಸೆಪ್ಟ್ ಯಾರಿಗಿತ್ತು ಸರ್? ನಮ್ಮ ಹಳ್ಳಿ ಗ್ರಾಮೀಣ ಭಾಗದಲ್ಲಿ ಯಾರಾದರೂ ಒಬ್ಬ ಟ್ಯೂಷನ್ಗೆ ಹೋಗ್ತಾ ಇದ್ದಾನೆ ಅಂತಂದರೆ ಅವನು ಫೇಲ್ ಆಗಿದ್ದಾನೆ, ಅವ್ನು ಸಬ್ಜೆಕ್ಟ್ ಹೋಗಿದೆ, ಅದಕ್ಕೆ ಟ್ಯೂಷನ್ಗೆ ಹೋಗ್ತಾ ಇದ್ದೀನಿ. ನೀವು ನೋಡಿಲ್ಲ, ನಿಮ್ಗೆ ಅನುಭವ ಇದೆ ಅಲ್ವ ಇದು? ಅದೇ ಥರ ಟ್ಯೂಷನ್ ಇದ್ದದ್ದು ಯಾರಿಗೆ? ಯಾರು ಸ್ಟಡೀಸಲ್ಲಿ ಹಿಂದೆ ಉಳಿದಿದ್ದಾರೋ ಅವ್ರಿಗೆ ಸ್ಪೆಷಲ್ ಕ್ಲಾಸ್ ತಗೊಂಡು ಟ್ಯೂಷನ್. ಈಗ ಈಗ ಟ್ಯೂಷನ್ ಕಾನ್ಸೆಪ್ಟ್ ಏನಾಗಿದೆ?
1: ಚೆನ್ನಾಗಿ ಓದೋರ್ಗೂ ಕೂಡ
0: ಅವ್ನು ಓದ್ಲಿ ಓದ್ಲಿ ಓದ್ಲಿ ಓದ್ದೇ ಇರಲಿ, ಟ್ಯೂಷನ್ಗೆ ಹೋಗ್ಬೇಕು. ಆಮೇಲೆ ಪೇರೆಂಟ್ಸ್ ಅಷ್ಟೇ, ವೈ ದ ಪೇರೆಂಟ್ಸ್ ಸೆಂಡಿಂಗ್ ದ ಸ್ಟೂಡೆಂಟ್ಸ್ ಟು ಟ್ಯೂಷನ್? ಮನೇಲಿದ್ರೆ ಏನೋ ಕಿರಿಕಿರಿ ಮಾಡ್ತಾರೆ ಅಂತ ಅವ್ರನ್ನ ಟ್ಯೂಷನ್ ಕಳಿಸೋದು ಅಂದ್ರೆ ಈ ಟ್ಯೂಷನ್ ಕಾನ್ಸೆಪ್ಟೇ ತಪ್ಪು.
1: ಹೌದು,
0: ಮಕ್ಕಳೇ ಸ್ವಂತವಾಗಿ ಓದ್ಬೋದು. ಸೊ ನಾನನ್ನೋದು ವಿದ್ಯಾರ್ಥಿಗಳು, ನೀವು ಟ್ಯೂಷನ್ಗೆ ಯಾವಾಗ ಡಿಪೆಂಡ್ ಆಗಿದೆ, ನಿಮಗೆ ಓದೋಕ್ಕೆ ಸಾಮರ್ಥ್ಯ ಇಲ್ಲ ಅಂತಂದರೆ ನೀವು ಟ್ಯೂಷನ್ಗೆ ಹೋಗಿ. ನಿಮಗೆ ಕೆಪಾಸಿಟಿ ಇದೆ ಸ್ವಂತವಾಗಿ, ನಮ್ಗೆ ಸಬ್ಜೆಕ್ಟ್ ಕ್ಲಾಸಲ್ಲೇ ಅರ್ಥ ಆಗಿದೆ. ನೀವೇ ನೋಡಿ, ನನಗೊಂದು ಪ್ರಜಾವಾಣಿಯವರು ಇಂಟರ್ವ್ಯೂ ಮಾಡಿದರು, ಈ ಸಿ ಇ ಟಿ ಕೆ ಸಿ ಇ ಟಿ ರಿಸಲ್ಟು ನಮ್ಮ ಮೈಸೂರು ಜಿಲ್ಲೆ ತುಂಬ ಕಡಿಮೆ ಆಗಿಬಿಟ್ಟಿದೆ. ಯಾಕೆ ಅಂತ ಕೇಳಿದ್ರೆ ನಾನು ನಿದ್ದೆ ಅನಲಿಸ್ ಮಾಡಿದೆ. ಒಬ್ಬ ವಿದ್ಯಾರ್ಥಿ ದಿನದ 24 ಗಂಟೆಯಲ್ಲಿ 7 ಗಂಟೆ ನಿದ್ದೆ ಮಾಡಬೇಕು, 8 ರಿಂದ 10 ಗಂಟೆ ಕ್ಲಾಸಲ್ಲಿ ಇರ್ತಾನೆ. ಅದಾದ್ಮೇಲೆ ಮನೆಗೆ ಬಂದ್ಮೇಲೆ ಮಾರ್ನಿಂಗು ಟ್ಯೂಷನ್ ಇರುತ್ತೆ, ಈವ್ನಿಂಗು ಒಂದು 2 ಅವರ್ಸ್ ಟ್ಯೂಷನ್ಗೆ ಹೋಗ್ತಾನೆ. ಅವನು ಟ್ಯೂಷನು ಕಾಲೇಜು ಇಲ್ಲೇ ಎಂಗೇಜ್ ಆದರೆ ಇಷ್ಟು ಕಲಿತ ವಿಷಯವನ್ನು ಅವನು ಅನಲಿಸ್ ಮಾಡೋಕ್ಕೆ ಅವನಿಗೆ ಸಮಯ ಎಲ್ಲಿ ಸಿಗ್ತಾ ಇದೆ? ಸೊ ಇಂಥ ವಿದ್ಯಾರ್ಥಿಯಿಂದ ನಾವು ಒಳ್ಳೆಯ ಫಲಿತಾಂಶ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯನಾ? ನಾನು ಹೇಳ್ದಲ್ಲ ಸರ್, 5 ರಿಂದ 6 ಗಂಟೆ ಅವನಿಗೆ ಬೇಕು.
1: ಹೌದು,
0: ಈ ನೀಡ್ ಈಸ್ ಓನ್ ಟೈಮ್ ಟು ಅನಲೈಸ್, ಬಟ್ ಈಸ್ ನಾಟ್ ಗೆಟಿಂಗ್. ಹಂಗಾಗಿ ವಿದ್ಯಾರ್ಥಿಗಳು, ಪದವಿ ವಿದ್ಯಾರ್ಥಿಗಳು, ನೀವು ಸ್ಪರ್ಧಾತ್ಮಕ ಪರೀಕ್ಷೆ ಜೊತೆಗೆ ನಿಮ್ಮ ಕರಿಕುಲಮ್ನು ಓದಬೇಕು, ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಿಮ್ಮ ಕರಿಕುಲಮ್ ಜೊತೆಗೆ ಎಂಟ್ರೆನ್ಸ್ ಎಕ್ಸಾಮ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದು ನನ್ನ ಸಜೆಷನ್ ಸರ್.
1: ಓಕೆ, ಬಹಳ ಖುಷಿ ಆಯಿತು ಸರ್, ತುಂಬ ಸಾಕಷ್ಟು ಉಪಯುಕ್ತ ಮಾಹಿತಿಗಳನ್ನು ನಮ್ಮ ಕೇಳೋದರಿಗೆ ಮತ್ತು ಸಮುದಾಯಕ್ಕೆ ತಾವು ತಿಳಿಸ್ತೀರಿ. ಯಾಕಂದರೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಈ ಥರ ಒಂದು ಮಾಹಿತಿಗಳು ತುಂಬ ಅವಶ್ಯಕ ಅಂತ ಕೂಡ ನಾನು ಹೇಳ್ತೀನಿ. ತುಂಬ ಧನ್ಯವಾದಗಳು ಸರ್, ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ವೃತ್ತಿಪರ ಮಾರ್ಗದರ್ಶನದ ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬಿರುವುದಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತು ಕೇಳೋರಿಗೆ ಒಂದು ಅನೌನ್ಸ್ಮೆಂಟ್ ಏನಪ್ಪ ಅಂದರೆ, ಈ ಥರ ವೃತ್ತಿ ಮಾರ್ಗದರ್ಶನ ಸಂಬಂಧಪಟ್ಟಂಗೆ ನಿಮ್ಮ ಊರಿನಲ್ಲಿ ನಿಮ್ಮ ತಾಲೂಕಿನಲ್ಲಿ ನೀವೇನಾದರೂ ಒಂದು ಅವ್ರಿಗೆ ಗೈಡೆನ್ಸ್ ಬೇಕು ಅಂತ ಸಂದರ್ಭದಲ್ಲಿ ದಯವಿಟ್ಟು ನೀವು ನನ್ನನ್ನು ಸಂಪರ್ಕಿಸ್ಬೋದು. ನನ್ನ ಅಥವಾ ನಮ್ಮ ಜನಧ್ವನಿ ಎಫ್ ಎಂ ಇವ್ರನ್ನು ಸಹ ನೀವು ಸಂಪರ್ಕಿಸಿ ನಿಮಗೆ ಇಂಥ ವಿಷಯದ ಬಗ್ಗೆ ಮಾಹಿತಿ ಬೇಕು ಅಂದಾಗ ಖಂಡಿತವಾಗ್ಲೂ ನಾನು ನಿಮಗೆ ಈ ಒಂದು ಎಫ್ ಎಂ ಮುಖಾಂತರ ನಿಮಗೆ ಮಾಹಿತಿನ ತಲುಪಿಸೋಂಥ ಒಂದು ಕೆಲಸ ಮಾಡ್ತೀನಿ. ಮತ್ತು ನನಗೆ ಸಮಯ ಸಿಕ್ಕಿದ್ರೆ ನಿಮ್ಮ ಒಂದು ಶಾಲೆಗಳಿಗೆ ಅಥವಾ ನೀವೊಂದು ತಾಲೂಕು ಕೇಂದ್ರದಲ್ಲಿ ನೀವೊಂದು ಆರ್ಗನೈಸ್ ಮಾಡಿದ್ರೆ ವಿದ್ಯಾರ್ಥಿಗಳು ಮತ್ತು ಪೋಷಕರೆಲ್ಲ ಸೇರಿದ್ರೆ ಅಲ್ಲಿಯೂ ಸಹ ಬಂದು ನಿಮ್ಮ ಜೊತೆ ಈ ಒಂದು ವೃತ್ತಿ ಮಾರ್ಗದರ್ಶನ ಸಂಬಂಧಪಟ್ಟಂಗೆ ವಿಷಯಗಳನ್ನ ನಾನು ನಿಮಗೆ ನೀಡಲು ಸಿದ್ಧ ಇದ್ದೇನೆ. ದಯವಿಟ್ಟು ಇದನ್ನ ನೀವೆಲ್ಲರೂ ಬಳಸ್ಕೊಳ್ಳಿ. ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಪುಸ್ತಕವನ್ನು ಸಹ ನಾನು ರಚಿಸಿದ್ದೇನೆ, ಕೆರಿಯರ್ ಗೈಡೆನ್ಸ್ ಹ್ಯಾಂಡ್ ಬುಕ್ ಅಂತ. ಇನ್ನೊಂದು ತಿಂಗಳಲ್ಲಿ ಅದು ಬರುತ್ತೆ. ಅದನ್ನು ನೀವು ಓದಿದ್ರೆ ನಿಮಗೆ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಸಂಶಯಗಳಿಗೂ ಒಂದು ಪರಿಪೂರ್ಣ ಮಾಹಿತಿ ಅದರಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು ಸರ್, ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಕೆಳಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನದ ಅಗತ್ಯತೆ ಮತ್ತು ಮಹತ್ವವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರಿನ ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರು, ವೃತ್ತಿ ಮಾರ್ಗದರ್ಶಕರು, ಸಲಹೆಗಾರರು ಹಾಗೂ ಲೇಖಕರು ಆದ ಡಾಕ್ಟರ್ ಲಕ್ಷ್ಮಣ್ ಬೀರ್ ಅವರು. ಇದೇ ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ನಾಳೆ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
2: ಸೇತುವೆ, ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ, ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ. ಇದುವರೆಗೂ

ಗ್ರಾಮೀಣ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನದ ಅಗತ್ಯತೆ ಮತ್ತು ಮಹತ್ವ ಕುರಿತು ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗಿಯಾದವರು ಮೈಸೂರಿನ ಮಹಾರಾಣಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರು, ವೃತ್ತಿ ಮಾರ್ಗದರ್ಶನ ಸಲಹೆಗಾರರು ಮತ್ತು ಲೇಖಕರಾದ ಡಾಕ್ಟರ್ ಲಕ್ಷ್ಮಣ ಬೀರವರು. ಇನ್ನು ಮುಂದೆ ಕೇಳಿ ಬರೋಣ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ.

0: ನಮ್ಮ ಬಾಂಗುಲಿ ಕೇಂದ್ರದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 111 ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVG ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ.
4: ಸಚ್ಚಿದಾನಂದಗಳು
5: ಸಚ್ಚಿದಾನಂದಗಳು
4: ಆತ್ಮಸ್ವಭಾವ ರಸ
5: ಬಚ್ಚಿಡುವುದು ಅದನು
4: ಜೀವಿತೆಯ ಮಾಯಿಕತೆ ಇಕ್ಷುವೋಲ್ ಜೀವ ಗಾಣದವೋಲ್ ಜಗನ್ಮಾಯೆ ನಿಚ್ಚವಿಳೆ ಆಲೆಮನೆ ಮಂಕುತಿಮ್ಮ.
3: ಸೊ ಸತ್ ಚಿತ್ ಆನಂದ ಅಂದ್ರೆ ಏನು ಅನ್ನೋದನ್ನ ಸ್ಥೂಲವಾಗಿ ಪರಿಚಯ ಮಾಡಿಕೊಂಡ ನಂತರ ಈ ಸಚ್ಚಿದಾನಂದಗಳು ಏಕೀಭೂತವಾಗಿರುವಂತಹ ನಮ್ಮ ಮೂಲ ಸ್ವರೂಪ ನಮಗೆ ಯಾಕೆ ಕಾಣಿಸ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಬರುತ್ತೆ. ಸೊ ಆನಂದ ಅನ್ನೋದು ಆತ್ಮಗುಣವೇ ನಿಜವಾದರೆ ಆನಂದದ ಅನುಭವ ನಮಗೆ ಸದಾ ಕಾಲ ಆಗ್ತಾ ಇರಬೇಕಲ್ವಾ? ಅದು ಸದಾ ಕಾಲ ಆಗಲ್ಲ.
6: ಆಗೊಮ್ಮೆ ಈಗೊಮ್ಮೆ ಕಾಣಿಸಿದ್ರೆ ನಮ್ಮ ಅದೃಷ್ಟ, ಇದು ಆದರೆ ಬರೀ ನಿತ್ಯದ ಗೋಳಾಟದಲ್ಲೇ ನಾವು ಮುಳುಗೋಗಿರ್ತೀವಿ. ಅದು ಸಿಕ್ಕಲಿಲ್ಲ, ಇದು ಸಿಕ್ಕಲಿಲ್ಲ, ಅದು ಬೇಕಾಗಿತ್ತು, ಇದು ಬೇಕಾಗಿತ್ತು, ಅವ್ರು ಹಂಗಂದ್ರು, ಇವ್ರು ಹಿಂಗಂದ್ರು. ಸೊ ಇದಕ್ಕೆ ಕೊನೆ ಮೊದಲಿಲ್ಲ, ನಾವು ಆ ಜಂಜಾಟದಲ್ಲೇ ಸಿಕ್ಕಾಕೊಂಡು ಬಿಟ್ಟಿರ್ತೀವಿ. ಆದರೆ ಆತ್ಮದ ಸ್ವಭಾವವನ್ನು, ಆತ್ಮದ ಒಳಗಿರೋಂತಹ ಈ ರಸವನ್ನು ನಮಗೆ ಕಂಡು ಹಿಡ್ಕೊಳ್ಳೋಕೆ ಆಗದೇ ಇರೋ ರೀತಿಯಲ್ಲಿ ಅದನ್ನು ಮರೆಮಾಚಿರೋಂಥ ಇನ್ನೊಂದಿದೆ ಅನ್ನೋದನ್ನು ನಾವು ಮುಂಚೆನೂ ಕೇಳಿದ್ವಿ. ಯಾ ಮಾ ಸ ಮಾಯಾ ಅಂತ, ಯಾವುದು ಇಲ್ಲವೋ ಯಾವುದು ಅಲ್ಲವೋ ಅದು ತೋರಿಸ್ಕೊಳ್ತಾ ಇದೆ. ಹಾಗಾಗಿ ಆ ತೋರಿಕೆಯೇ ನಮ್ಮ ಗಮನವನ್ನೆಲ್ಲ ಸೆಳ್ಕೊಂಡ್ಬಿಟ್ಟಿರೋದ್ರಿಂದ ಮೂಲ ಅಸ್ತಿತ್ವದ ಕಡೆ ನಾವು ನಮ್ಮ ಗಮನವನ್ನು ಕೊಡ್ತಾ ಇಲ್ಲ. ಸೊ ಇದು ಇಲ್ಲಿ ನಮಗೆ ನಾವು ತಿಳ್ಕೊಳ್ಬೇಕಾಗಿರೋಂಥ ಅಂಶ. ಯಾವುದೋ ಒಂದು ವಸ್ತು ಇದೆ, ಆ ವಸ್ತುವಿನ ಮೇಲೆ ಒಂದು ಮುಸುಕು ಹಾಕ್ಬಿಟ್ಟಿದ್ದೀವಿ ಅಂತಂದರೆ ನಮಗೆ ಕಾಣೋದು ಬರೀ ಮುಸುಕು, ಅದರ ಒಳಗಡೆ ಏನಿದೆ ಅಂತ ನಮಗೆ ಗೊತ್ತಿರಲ್ಲ. ಯಾವಾಗಿರುವವರೆಗೂ ಗೊತ್ತಿರಲ್ಲ, ಆ ಮುಸುಕನ್ನು ತೆಗೆಯೋವರೆಗೂ ಒಳಗೇನಿದೆ ಅಂತ ನಮಗೆ ಗೊತ್ತಿಲ್ಲ. ಆ ಒಳಗೇನಿದೆ ಅಂತ ನಾವು ತಿಳ್ಕೋಬೇಕಾದ್ರೆ ಮುಸುಕನ್ನು ತೆಗಿಬೇಕು. ನನಗೆ ಹಲವಾರು ವರ್ಷಗಳ ಹಿಂದೆ ಇದೇ ಕ್ಷೇತ್ರದಲ್ಲಿ ವೈದ್ಯನ ಕೆಲಸ ಮಾಡ್ತಿದ್ದಾಗ ಕೆಲವು ಸ್ವಾರಸ್ಯಕರವಾದಂಥ ಅನುಭವಗಳಾಗಿತ್ತು. ಬ್ರಹ್ಮಗಿರಿ ಕೆಂಚಿನಹಳ್ಳಿಯಲ್ಲಿ ನಮ್ಮ ಸಣ್ಣ ಕ್ಲಿನಿಕ್ಕಲ್ಲಿ ನಾವು ಕೆಲಸ ಮಾಡ್ತಿದ್ದಾಗ ಆ ಕ್ಷೇತ್ರದಲ್ಲಿ ಬೋರೆದೇವರು ಮುಂಟಿ ಅಂತೆಲ್ಲ ಹೇಳ್ತೀವಲ್ಲ, ಆ ಕ್ಷೇತ್ರದಿಂದ ಕೆಲವು ಬಹಳ ವಯಸ್ಸಾದಂಥ ಮಹಿಳೆಯರು ಬರ್ತಾಯಿದ್ರು, ಮುದುಕಿಯರು, ಅಜ್ಜಿಯರು. ಸೊ ಆಗ ಬಹಳ ಆತ್ಮೀಯತೆಯಿಂದ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದದ್ರಿಂದ ಅವರು ಬಹಳ ಹತ್ತಿರದವರಾಗಿದ್ದರು, ಪ್ರತಿ ಸರ್ತಿ ಬರೋರು. ಅವರು ಬಂದಾಗ ಅವಾಗಿನ ಕಾಲದಲ್ಲಿ ಕಣ್ಣಿನ ಆಪರೇಷನ್ ಆಗ್ತಾಯಿತ್ತು, ಕಣ್ಣಿನ ಕ್ಯಾಂಪ್ಸ್ ಆಗ್ತಾಯಿತ್ತು. ಕಣ್ಣಿನ ಆಪರೇಷನ್ನು ಇವಾಗಿನ ರೀತಿ ಆಗ್ತಾ ಇರಲಿಲ್ಲ, ಇವಾಗಾದರೆ ಲೆನ್ಸ್ ಹಾಕ್ಬಿಡ್ತಾರೆ ಒಳಗಡೆ. ಆವಾಗಿನ ಕಾಲದಲ್ಲಿ ಲೆನ್ಸ್ ಹಾಕ್ತಾ ಇರಲಿಲ್ಲ, ಬರೀ ಇದು ಕ್ಯಾಟರಾಕ್ಟನ್ನು ಮಾತ್ರ ತೆಗೆದುಬಿಟ್ಟು ಇಷ್ಟು ದಪ್ಪ ಕನ್ನಡಕ ಕೊಡೋರು. ಸೊ ಈ ನನ್ನ ಪೇಷಂಟ್ಸ್, ನನ್ನ ಅಜ್ಜಿಯರಿಗೆ ಈ ರೀತಿ ಆಪರೇಷನ್ ಆಗಿತ್ತು. ಇಬ್ಬರು ಬರೋರು, ಇಬ್ಬರೂ ಕೂಡ ಎಷ್ಟಿಷ್ಟು ದಪ್ಪ ಕನ್ನಡ

ಹಾಕ್ಕೊಂಡಿದ್ರು. ಬರೋರು ಪೇಷಂಟ್ ಕೆಂಚನಹಳ್ಳಿ ಆಸ್ಪತ್ರೆಗೆ ಬಂದು, ಸರ್ ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ. ನಾನು ಹೌದೇನೋ ಅಂತ ಕಣ್ಣನ್ನು ಏನಾದರೂ ತೊಂದರೆ ಇದೆಯಾ ಅಂತ ಕಣ್ಣನ್ನು ನೋಡಿದಾಗ ಕಣ್ಣಿನಲ್ಲೇನು ತೊಂದರೆ ಕಾಣಿಸ್ತಾ ಇರಲಿಲ್ಲ. ಅಂದರೆ ಅವ್ರ ದೃಷ್ಟಿ ಮಾಂದ್ಯತೆ ಇದೆ, ಯಾಕೆ ಆ ಲೆನ್ಸನ್ನು ತೆಗೆದುಬಿಟ್ಟಿದ್ದಾರೆ, ಆದರೆ ಕಣ್ಣೆಲ್ಲ ಚೆನ್ನಾಗಿದೆ. ಕಣ್ಣೆಲ್ಲ ಚೆನ್ನಾಗಿದೆಯಲ್ಲಮ್ಮ ಅಂತಂದರೆ ಅವ್ರಿಗೆ ಸಮಾಧಾನ ಆಗ್ತಾ ಇರಲಿಲ್ಲ. ಅದಕ್ಕೆ ನಾವು ಯಾವುದಾದ್ರೂ ಒಂದು ಡ್ರಾಪ್ ಹಾಕಬೇಕು. ಡ್ರಾಪ್ ಹಾಕಿದಾಗ ಓ ಪರವಾಗಿಲ್ಲ ಸರ್ ಈಗ ಅಂತ ಅನ್ನೋರು. ಆಮೇಲೆ ನಾನು ಹಾಗೆ ಯೋಚನೆ ಮಾಡ್ತಾ ಕನ್ನಡಕವನ್ನು ನೋಡಿದೆ. ಆ ಕನ್ನಡಕವನ್ನು ಅವರು ಫ್ರೇಮ್ ಹಿಡ್ಕೊಂಡು ತೆಗೆಯೋದಕ್ಕಿಂತ ಆ ಗ್ಲಾಸ್ನ ಹಿಡ್ಕೊಂಡು ಕೈಯಿಂದ ತೆಗೆಯೋರು. ಸೊ ಹಾಗಾಗಿ ಆ ಗ್ಲಾಸಿನ ಮೇಲೆ ಇವ್ರ ಕೈ ಬೆರಳಿನ ಅಚ್ಚೆ ತುಂಬೋಗಿತ್ತು, ಸಾಕಷ್ಟು ಕೊಳೆ ಕೂತ್ಕೊಂಡ್ಬಿಟ್ಟಿತ್ತು. ಸೊ ನಾನೇನು ಮಾಡ್ತಿದ್ದೆ, ಆ ಗ್ಲಾಸನ್ನು ಸೋಪ್ ನೀರು ಹಾಕಿ ಚೆನ್ನಾಗಿ ತೊಳೆದು ಸರಿಯಾದ ಬಟ್ಟೆಯಲ್ಲಿ ಒರೆಸಿ ಇವಾಗ ಹಾಕ್ಕೊಳ್ಳಿ ಅಂತ ಕೊಡ್ತಾ ಇದ್ದೆ. ಅವ್ರು ಹಾಕ್ಕೊಂಡ ತಕ್ಷಣ, ಓಹ್ ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ಸರ್ ಅಂತ. ಸೊ ಅವ್ರ ಮನಸ್ಸಿನಲ್ಲಿ ಏನಾಗೋಯ್ತು, ಕೆಂಚನಹಳ್ಳಿ ಆಸ್ಪತ್ರೆಗೆ ಬಂದು ಡಾಕ್ಟ್ರ್ ಕೈಲಿ ಡ್ರಾಪ್ಸ್ ಹಾಕಿಸ್ಕೊಂಡು ಅವ್ರೇನೋ ಕನ್ನಡಕಕ್ಕೆ ಮಾಡಿದರೆ ನನಗೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋಂಥ ಭ್ರಮೆ. ಪಾಪ ಅವರು ನಡ್ಕೊಂಡು ಬರಬೇಕಾಗಿತ್ತು ಅಲ್ಲಿಂದ, ಅಲ್ಲಿಂದ ಬರೋದು ಕಷ್ಟ ಇರ್ತಿತ್ತು. ಸೊ ನಾನು ಅವ್ರಿಗೆ ಸುಮ್ಮನೆ ಹಾಗೆ ನೇರವಾಗಿ ಹೇಳ್ತಾ ಇದ್ದೆ, ಅಯ್ಯೋ ಏನಿಲ್ಲ ಏನಿಲ್ಲ ಅಂತ. ಅವ್ರಿಗೆ ಒಪ್ತಾನೇ ಇರಲಿಲ್ಲ. ಅವರು ಅವ್ರ ಮನಸ್ಸಿನಲ್ಲಿ ಏನಪ್ಪ ಅಂತಂದರೆ, ಡಾಕ್ಟ್ರು ನನಗೋಸ್ಕರ ಏನೋ ಮಾಡಿಕೊಡ್ತಾ ಇದ್ದಾರೆ, ಅದಕ್ಕೆ ನನ್ನ ಕಣ್ಣು ಚೆನ್ನಾಗಾಗ್ತಾ ಇದೆ. ಈ ಥರ ಸುಮಾರು ದಿನ ನಡೀತು. ಆಮೇಲೆ ನಾನು ನಿಧಾನವಾಗಿ ಅವ್ರಿಗೆ ಪ್ರತಿಯೊಂದು ಹೆಜ್ಜೆಯನ್ನು ವಿವರಿಸ್ತಾ, ಇವಾಗ ನಿಮ್ಮ ಕಣ್ಣು ಚೆನ್ನಾಗಿದೆ, ಆದರೂ ಸುಮ್ಮನೆ ಡ್ರಾಪ್ಸ್ ಆಗ್ತಾ ಇದ್ದೀನಿ ಅಂಥೇಳಿ, ಈ ಕನ್ನಡಕ ನೋಡಿ ಇಲ್ಲಿ ತುಂಬ ಕಸ ಕೂತಿದೆ, ಅದನ್ನು ಈ ಥರ ಒರೆಸ್ತಾ ಇದ್ದೀನಿ ಅಂತ ಅವ್ರಿಗೆ ಹೇಳ್ತಾ ಅವರೆದುರಿಗೆ ಅದನ್ನೆಲ್ಲ ಮಾಡಿ ಅವ್ರಿಗೆ ಕೊಡೋದಕ್ಕೆ ಶುರು ಮಾಡಿದೆ. ಆಗ ಅವ್ರಿಗೆ ನಿಧಾನಕ್ಕೆ ಅರ್ಥ ಆಯಿತು, ಕಣ್ಣಿನ ಶಕ್ತಿಯಲ್ಲಿ ಏನೋ ಏರ್ಪೇರು ಆಗ್ತಾ ಇಲ್ಲ, ಹೊರಗಡೆ ಇರೋ ಕನ್ನಡಕದಲ್ಲಿ ತೊಂದರೆ ಇದೆ. ಆಮೇಲೆ ನಿಧಾನಕ್ಕೆ ಅವ್ರಿಗೆ ಗೊತ್ತಾಯಿತು, ಓ ಈ ಕೆಲಸವನ್ನು ನಾನೂ ಕೂಡ ಮಾಡ್ಕೊಳ್ಬಲ್ಲೆ ಅಂತ. ಸೊ ಪ್ರಾರಂಭದ ಹಂತದಲ್ಲಿ ಅವ್ರಿಗಿದ್ದಂಥ ಭ್ರಮೆ ಏನು, ನನಗೇನೋ ತೊಂದರೆ ಆಗಿಬಿಟ್ಟಿದೆ, ನನಗೇನು ಪ್ರಪಂಚ ಕಾಣಿಸ್ತಾನೇ ಇಲ್ಲ, ಅದು ನಾನು ಸರಿ ಮಾಡ್ಕೊಳ್ಬೇಕು, ಇನ್ಯಾರೋ ಬಂದು ಸರಿ ಮಾಡಬೇಕು, ಇನ್ಯಾರೋ ಬಂದು ಸರಿ ಮಾಡಬೇಕು ಅನ್ನೋ ಹಂತದಿಂದ ಅವ್ರಿಗೆ ಏನು ತಪ್ಪಾಗಿದೆ, ಏನು ಕುಂದಿದೆ ಅನ್ನೋದು ಅರ್ಥವಾಗಿ ಅದನ್ನು ನಾನೇ ಮಾಡ್ಕೊಳ್ಬಹುದು ಅನ್ನೋ ಅರಿವಾದಾಗ, ಅನಂತರದ ದಿನಗಳಲ್ಲಿ ಅವ್ರು ಕನ್ನಡಕವನ್ನು ಚೆನ್ನಾಗಿ ನೋಡ್ಕೋತಾರೆ, ನೋಡ್ಕೊಳ್ಳೋಕೆ ಪ್ರಾರಂಭ ಮಾಡಿದ್ರು, ಅವ್ರಿಗೆ ಇದ್ದಿದ್ರಲ್ಲಿ ಚೆನ್ನಾಗಿ ಕಾಣೋದಕ್ಕೆ ಪ್ರಾರಂಭ ಆಯಿತು. ಈ ಉದಾಹರಣೆ ನಾನು ಯಾಕೆ ಕೊಟ್ಟೆ ಅಂತಂದರೆ, ಹೊರಗಿನ ಪ್ರಪಂಚವನ್ನು ನಾವು ಯಾವಾಗಲೂ ಕೂಡ ಕನ್ನಡಕಗಳನ್ನು ಹಾಕ್ಕೊಂಡೇ ನೋಡೋದು, ಆ ದೃಷ್ಟಿ ನಮಗೆ ಸರಿಯಾಗಿರಬೇಕು. ಆ ದೃಷ್ಟಿ ಸರಿ ಇಲ್ಲ ಅಂತಂದರೆ ಎಲ್ಲವೂ ಮಸುಕು ಮಸುಕಾಗೇ ಕಾಣುತ್ತೆ. ಸೊ ಒಂದು ನಮ್ಮ ದೃಷ್ಟಿಯ ಶಕ್ತಿ ಅದು ಚೆನ್ನಾಗಿರಬೇಕು. ಹೊರಗಿನ ಪ್ರಪಂಚದ ಮೇಲೆ, ಪ್ರಪಂಚದಲ್ಲಿರೋ ವಸ್ತುಗಳ ಮೇಲೆ ಬೆಳಕು ಚೆನ್ನಾಗಿ ಬೀಳಬೇಕು. ಸೊ ಅಂತಃಶಕ್ತಿ, ಹೊರಗಿನ ಪರಿಸ್ಥಿತಿ, ಸೊ ಇವೆರಡೂ ಕೂಡ ಏಕಕಾಲಕ್ಕೆ ಸರಿಯಾದಾಗ ನಮಗೆ ಹೊರಗಿರೋ ವಸ್ತುಗಳು ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗೆ ನಾವು ನಮ್ಮಲ್ಲಿರೋಂಥ ಸತ್ ಚಿತ್ ಆನಂದದ ಸ್ವರೂಪದ ರಸದ ಅನುಭವವನ್ನು ಪಡ್ಕೊಳ್ಬೇಕು ಅಂತಂದರೆ, ಒಂದು ನಮ್ಮ ಕಣ್ಣುಗಳು ಸರಿಯಾಗಬೇಕು, ಎರಡನೇದು ನಮ್ಮ ಕನ್ನಡಕ ಕ್ಲೀನ್ ಆಗಬೇಕು, ಮೂರನೇದು ಅವೆರಡನ್ನೂ ಉಪಯೋಗಿಸ್ಕೊಂಡು ನಾವು ನೋಡಿ ಅರ್ಥ ಮಾಡ್ಕೊಳ್ಳೋಂಥ ವಿಧಾನ ಸರಿ ಹೋಗಬೇಕು. ಈ ಮೂರು ಒಟ್ಟಿಗೆ ಆದಾಗ ನಮಗೆ ಸಚ್ಚಿದಾನಂದ ಘನ ಅಲ್ಲಿ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಹಾಗಾದರೆ ಇದನ್ನು ನಮಗೆ ತಿಳಿಯಪಡಿಸುವಂತಹ ಪ್ರಕ್ರಿಯೆ ಯಾವುದು ಅಂತಂದರೆ, ಡಿ ವಿ ಜಿಯವರು ಹೇಳ್ತಾರೆ ಅದೇ ನಿತ್ಯ ಜೀವನ. ಅದು ಹೇಗಪ್ಪ ಅಂದರೆ, ನಾವು ಗಾಣವನ್ನು ನೋಡಿದ್ದೀವಿ, ಗಾಣದಲ್ಲಿ ಕಬ್ಬನ್ನ ಗಾಣದ ಅದು ಸುತ್ತಾ ಇರುತ್ತಲ್ಲ, ಎರಡು ಕಬ್ಬಿಣದ ಇದು ಸುತ್ತಾ ಇರುತ್ತೆ, ಅದರ ಮಧ್ಯದಲ್ಲಿ ಕಬ್ಬಿನ ಜಲ್ಲೆಯನ್ನು ನಾವಿಟ್ಟಾಗ ಕಬ್ಬಿಣ ಜಲ್ಲೆ ಸಂಪೂರ್ಣವಾಗಿ ಅಪ್ಪಚ್ಚಿಯಾಗಿ ಅದರೊಳಗಡೆ ಇರೋಂಥ ರಸ ಆಚೆ ಬರುತ್ತೆ. ಗಾಣದೊಳಗಡೆ ನಾನು ಹೋಗಲ್ಲ ಅಂತ ಕಬ್ಬು ನಿಂತಿದ್ರೆ ಕಬ್ಬಿನ ರಸ ಯಾರಿಗೂ ಸಿಕ್ಕಲ್ಲ. ಕಬ್ಬಿನ ರಸ ಸಿಕ್ಕಬೇಕು ಅಂತಂದರೆ ಗಾಣಕ್ಕೆ ತನ್ನನ್ನು ತಾನು ಒಡ್ಕೊಳ್ಳೇಬೇಕು. ಸೊ ಹಾಗೆ ನಿತ್ಯ ಇಳೆ, ನಮ್ಮ ನಿತ್ಯ ಜೀವನ ಭೂಮಿಯಲ್ಲಿ ಏನು ನಡೀತಾ ಇದೆಯೋ ಅದೇ ಒಂದು ಆಲೆಮನೆ. ಆ ಆಲೆಮನೆಯಲ್ಲಿ ಒಂದು ಗಾಣದ ಒಂದು ಯಂತ್ರ ಇದೆ. ಆ ಗಾಣದ ಯಂತ್ರ ಏನಪ್ಪ ಅಂದರೆ ಅದೇ ಮಾಯೆ, ಅದೇ ನಮಗೆ ತಪ್ಪಾಗಿ ಗೋಚರವಾಗ್ತಾ ಇರುವಂಥ ನಿತ್ಯ ಜೀವನದ ಪರಿಸ್ಥಿತಿಗಳು.

0: ನಮ್ಮ ಪ್ರತಿಯೊಬ್ಬರ ಜೀವವೂ ಕೂಡ ಒಂದು ಕಬ್ಬಿನ ಜಲ್ಲೆ. ಸೋ ನಮ್ಮ ಕಬ್ಬಿನ ಜಲ್ಲೆಯಂತಹ ಜೀವ ಮಾಯೆಯ ಗಾಣದ ಒಳಗಡೆಗೆ ಹೋಗಿ ಅದರಿಂದ ಹಿಂಡಿಸ್ಕೊಂಡಾಗ ಮಾತ್ರ ನಮಗೆ ಆ ರಸದ ಅನುಭವ ಆಗುತ್ತೆ. ಸೊ ಹಾಗಾಗಿ ಕಷ್ಟಗಳು ಎದುರಾದಾಗ ಇದರಿಂದ ಬಿಟ್ಟು ಎಲ್ಲೋ ನಾನು ಓಡೋಗ್ಬಿಟ್ರೆ ನನಗೆಲ್ಲ ಒಂದು ರೀತಿಯ ಜ್ಞಾನೋದಯವಾಗ್ಬಿಡುತ್ತೆ ಅನ್ನೋಂಥ ಭ್ರಮೆಯಲ್ಲಿ ಎಷ್ಟೋ ಜನ ಇರ್ತೀವಿ ನಾವು. ಯಾಕಪ್ಪ ಈ ಕಷ್ಟ ಇದೆಲ್ಲ ಬಿಟ್ಟು ಹೊಟ್ಟೋಗೋಣ ಅಂತ. ಬಿಟ್ಟು ಹೊಟ್ಟೋಗೋಣ ಅನ್ನೋದು ಎಷ್ಟೋ ಸರ್ತಿ ಕೇವಲ ಜಾಗ ಬಿಟ್ಟು ಹೋಗೋದು ಅಂತಲ್ಲದೆ ನಮ್ಮ ಜೀವನೇ ನಾವು ತಗೊಳ್ಬೇಕು ಅನ್ನೋಂಥ ಒಂದು ನಿರಾಶಾದಾಯಕ ಸ್ಥಿತಿಗೂ ನಾವು ಹೊರಟೋಗಿರ್ತೀವಿ ಅಲ್ವಾ. ಆದರೆ ಆ ಥರ ಓಡೋಗೋದು ಯಾವ ರೀತಿಯ ಪರಿಹಾರವನ್ನೂ ನಮಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದರ ಬದಲಿಗೆ ಈ ಆಲೆ ಮನೆಯಲ್ಲಿ ನಾನಿದ್ದೀನಿ, ಒಂದು ಗಾಣ ಇದೆ, ಆ ಗಾಣದಲ್ಲಿ ನನ್ನನ್ನು ನಾನು ಒಡ್ಕೊಳ್ತೀನಿ, ಆಗ ಎಷ್ಟೇ ಕಷ್ಟ ಬರಲಿ ಅದರಿಂದ ಸಿಕ್ಕುವಂಥದ್ದು ಸಿಹಿಯಾದಂಥ ರಸವೇ ಅನ್ನೋದನ್ನು ನಾನು ತಿಳ್ಕೊಳ್ಬೇಕು. ಕಬ್ಬನ್ನು ನಾವು ಹಿಂಡಿದಾಗ ಕಹಿಯಾದಂಥ ದ್ರವ ಆಚೆ ಬರಲ್ಲ, ಯಾವ ಕಬ್ಬಾದರೂ ಸರಿ ಅದರಿಂದ ಬರುವಂಥದ್ದು ಸಿಹಿಯಾದಂತಹ ಒಂದು ರಸವೇ. ಸೊ ಹಾಗೆ ಜೀವನದಲ್ಲಿ ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ವಿಧಿ ನಮಗೆ ಉತ್ತಮವಾದಂಥ ರೀತಿಯಲ್ಲಿಯೇ ಪಾಠಗಳನ್ನು ಕಲಿಸೋದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇರುತ್ತೆ. ಸೊ ಅದು ಪರಿಪಕ್ವತೆ ಕಡೆಗೆ ನಮ್ಮನ್ನು ತಕ್ಕೊಂಡು ಹೋಗುತ್ತೆ. ಆಗ ಆ ಮುಸುಕು ತೆಗೆದಂತೆ ಆಗುತ್ತೆ, ಕನ್ನಡಕ ಒರೆಸಿದಂತೆ ಆಗುತ್ತೆ, ಸಚ್ಚಿದಾನಂದ ಘನದ ಸ್ವರೂಪ ನಮಗೆ ಗೋಚರವಾಗುತ್ತೆ. ಇದನ್ನು ನಾವು ನೆನಪಿಟ್ಕೊಳ್ಬೇಕು.
1: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 111 ಕುರಿತ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು. ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಪುಸ್ತಕ ಓದುವ ಹವ್ಯಾಸ, ಬದುಕಿಗೊಂದು ದಾರಿದೀಪ ಎಂಬ ವಿಷಯವನ್ನು ಕುರಿತ ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಶ್ರೀಯುತ ಪ್ರಕಾಶ್ ರವರು.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಪುಸ್ತಕ ಓದುವ ಹವ್ಯಾಸ ಬದುಕಿಗೊಂದು ದಾರಿದೀಪ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಇಂದಿನ ಆಧುನಿಕತೆ ಎಂಬುದು ಹಲವು ತಲ್ಲಣಗಳ ಕಾಲ, ಕೃತಕ ಬುದ್ಧಿಮತ್ತೆ ಯುಗ. ಈ ಸಂದರ್ಭದಲ್ಲಿ ಮನುಷ್ಯನು ಸಂವೇದನಶೀಲತೆಯ ಪೊರೆಯನ್ನು ಕಳಚಿಕೊಂಡು ಯಾಂತ್ರಿಕತೆಯ ಮೋಹದ ಬಲೆಯಲ್ಲಿ ಸಿಕ್ಕಿಕೊಂಡು ದಿನೇ ದಿನೇ ಕುಬ್ಜನಾಗುತ್ತಿದ್ದಾನೆ. ಅಲ್ಲದೆ ಯಾವುದೋ ಸೃಜನಶೀಲತೆ ಇಲ್ಲದೆ ನಿಂತ ನೀರಾಗುತ್ತಿದ್ದು ಮನುಷ್ಯ ಸಹಜವಾಗಿರುವ ಕುತೂಹಲ ಮತ್ತು ಕಾಳಜಿ ಎರಡರಿಂದ ದೂರವಾಗುತ್ತಿದ್ದಾನೆ. ಇಂದಿನ ಮಕ್ಕಳು ಮತ್ತು ಯುವ ಪೀಳಿಗೆ ಪುಸ್ತಕ ಓದುವ ಸಂಸ್ಕೃತಿಯಿಂದ ವಿಮುಖರಾಗುತ್ತಿದ್ದು ಬದುಕಿನ ಪ್ರತಿ ಕ್ಷಣವು ಗ್ಯಾಜೆಟ್ ಲೋಕದಲ್ಲಿ ಮಿಂದೇಳುತ್ತಿದ್ದಾರೆ. ಪುಸ್ತಕವೆಂದರೆ ಕೇವಲ ಕಾಗದದ ಹಾಳೆಗಳಲ್ಲ, ಅವುಗಳು ಅನುಭವಗಳ ಜ್ಞಾನ ಮತ್ತು ಜೀವನದ ಪಾಠಗಳ ಹಾಗರ. ಪುಸ್ತಕಗಳು ಬರೀ ಜ್ಞಾನ ಭಂಡಾರವಲ್ಲ, ಅವು ಯುವಕರಿಗೆ ಮತ್ತು ಮಕ್ಕಳಿಗೆ ಸ್ಫೂರ್ತಿ ತುಂಬಿ ತಮ್ಮನ್ನು ತಾವು ಅರಿತುಕೊಳ್ಳುವಂತೆ ಮಾಡಿ ಉತ್ತಮ ಬದುಕಿಗೆ ಮಾರ್ಗದರ್ಶನ ನೀಡುವ ದಾರಿದೀಪಗಳಾಗಿವೆ. ಓದಿದ ಓದು ತಾ ಮೇದ ಕಬ್ಬಿನ ಸಿಪ್ಪೆ, ಓದಿನ ಹೊಡಲ ನರಿದಿಹರೆ ಸಿಪ್ಪೆ, ಕಬ್ಬಾದಂತೆ ಕಾಣ ಸರ್ವಜ್ಞ. ಈ ವಚನದ ನುಡಿಯಂತೆ ಓದಿದ ಒಡಲನ್ನು ಹರಿತರೆ ಸಿಪ್ಪೆಯು ಕೂಡ ಕಬ್ಬಿನಂತೆ ಸಿಹಿಯಾಗುತ್ತದೆ. ನಮ್ಮ ನಾಡಿನಲ್ಲಿ ಬರಹಗಾರರಿಗೆ ಏನು ಕೊರತೆ ಇಲ್ಲ. ಆದರೆ ಓದುಗ ಸಹೃದಯನು ದಿನೇ ದಿನೇ ಓದಿನ ಸಂಸ್ಕೃತಿಯಿಂದ ದೂರ ಸರಿಯುತ್ತಿದ್ದು ಪುಸ್ತಕ ಪ್ರೀತಿ ಸೊರಗುತ್ತಿದೆ. ಪ್ರಾಚೀನ ಕವಿ ಜನ್ನನು ಹೇಳುವಂತೆ, ಕಟ್ಟಿಯುಮೇಣ್ ಮಾಲೆಗಾರನ ಪೊಸ, ಬಾಸಿಗ ಮುಡಿಯುವ ಬೋಗಿಗಳಿದೆ ಬಾಡಿ ಹೋಗುತ್ತೆ ಎನ್ನುವಂತೆ ಸಾಹಿತ್ಯವು ಸಹ ಹೃದಯ ಓದುಗರಿಲ್ಲದೆ ಬಾಡಿ ಹೋಗುತ್ತಿದೆ. ಪುಸ್ತಕವೆಂದರೆ ಕೇವಲ ಕಾಗದದ ಹಾಳೆಗಳು.

ಅಲ್ಲ, ಅವುಗಳು ಅನುಭವದ ಜ್ಞಾನ ಮತ್ತು ಜೀವನದ ಪಾಠಗಳ ಹಾಗರ. ಹೊಸ ಪ್ರಪಂಚದ ಬಾಗಿಲುಗಳು ಅವುಗಳಾಗಿದೆ. ಪುಸ್ತಕಗಳು ನಮಗೆ ಉತ್ತಮ ಸಂಗಾತಿಗಳು ಹೌದು. ಹೊಸ ಜಗತ್ತಿನ ಕಿಟಕಿಗಳಂತಿದ್ದು ಮನುಷ್ಯನ ಜೀವನವನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ರೋಮನ್ ಶ್ರೇಷ್ಠ ತತ್ವಜ್ಞಾನಿ ಸಿಸಿರೋ ಹೀಗೆ ಅಂದಿದ್ದಾನೆ: ಗ್ರಂಥವಿಲ್ಲದ ಕೋಣೆ ಆತ್ಮವಿಲ್ಲದ ದೇಹವಿದ್ದಂತೆ, ಪುಸ್ತಕಗಳು ಜ್ಞಾನದ ಖಜಾನೆ. ನಮ್ಮ ಕಲ್ಪನಾ ಶಕ್ತಿ ಮತ್ತು ವಿಮರ್ಶಾತ್ಮಕ ಚಿಂತನೆಯನ್ನು ಹೆಚ್ಚಿಸುತ್ತವೆ. ವ್ಯಕ್ತಿತ್ವ ವಿಕಸನಕ್ಕೆ ಸಹಾಯ ಮಾಡುವುದಲ್ಲದೆ ಸಂವಹನ ಕೌಶಲಗಳನ್ನು ಸುಧಾರಿಸುತ್ತದೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ನುಡಿಯಂತೆ, ಆಹಾರವು ನಿಮ್ಮನ್ನು ಜೀವಂತವಾಗಿಸಿದರೆ ಪುಸ್ತಕವು ಹೇಗೆ ಜೀವಿಸಬೇಕೆಂದು ಕಲಿಸುತ್ತದೆ ಎಂದು ಹೇಳಿದ್ದಲ್ಲದೆ ಜ್ಞಾನದ ಮೂಲಗಳೆಂದು ಪರಿಗಣಿಸಿದ್ದಾರೆ. ಮುಂಬೈನ ರಾಜಗೃಹ ಮನೆಯಲ್ಲಿದ್ದಾಗ ಸುಮಾರು 50,000 ಪುಸ್ತಕಗಳನ್ನು ಸಂಗ್ರಹಿಸಿದ್ದರಂತೆ. ಇದು ಅಂಬೇಡ್ಕರ್ ಅವರ ಪುಸ್ತಕ ಪ್ರೇಮವನ್ನು ಸೂಚಿಸುತ್ತದೆ. ಇಂದಿನ ಓದುಗ ನಾಳೆಯ ನಾಯಕ ಎಂಬಂತೆ ಪುಸ್ತಕಗಳು ಮೆದುಳಿಗೆ ಉತ್ತಮ ಆಹಾರಗಳು. ಓದು ಆಲೋಚನೆಗಳ ದಿಕ್ಕನ್ನು ಬದಲಿಸಿ ಭಾವನೆಗಳನ್ನು ಅಭಿವ್ಯಕ್ತಿಗೊಳಿಸಲು ಸಹಾಯ ಮಾಡುತ್ತವೆ. ಇದರಿಂದಾಗಿ ಮನುಷ್ಯನಲ್ಲಿ ಪರ್ಯಾಯ ದೃಷ್ಟಿಕೋನ, ಒಳನೋಟಗಳು ಲಭಿಸುವಂತೆ ಮಾಡಿ ವ್ಯಕ್ತಿಯ ಭವಿಷ್ಯದ ದಿಕ್ಸೂಚಿಗಳಾಗಿ ಮಾರ್ಗದರ್ಶನ ನೀಡುತ್ತವೆ. ದೇಶ ಸುತ್ತು ಕೋಶ ಓದು ಎಂಬ ಗಾದೆ ಮಾತಿನಂತೆ ಇಡೀ ಪ್ರಪಂಚ ಸುತ್ತುವುದು ಅಸಾಧ್ಯ, ಆದರೆ ಪುಸ್ತಕದ ಮೂಲಕ ಇಡೀ ಜಗತ್ತಿನ ಪರಿಚಯ ಮಾಡಿಕೊಳ್ಳಬಹುದಾಗಿದೆ. ಪುಸ್ತಕ ಓದುವುದರಿಂದ ಭಾಷೆ, ಸಾಹಿತ್ಯ, ಆಚಾರ ವಿಚಾರಗಳ ಪರಿಚಯವಾಗುತ್ತದೆ. ಇತಿಹಾಸ ತಿಳಿಯದವನು ಇತಿಹಾಸ ಸೃಷ್ಟಿಸಲಾರ ಎಂಬಂತೆ ಭೂತ ಮತ್ತು ಭವಿಷ್ಯತ್ತಿನ ವಿಚಾರಗಳನ್ನು ತಿಳಿದುಕೊಳ್ಳಲು ಪುಸ್ತಕಗಳು ಸಹಾಯಕವಾಗುತ್ತವೆ. ಇತಿಹಾಸ, ಭೂಗೋಳ, ರಾಜಕೀಯ, ತತ್ವಶಾಸ್ತ್ರ, ಮೀಮಾಂಸೆ, ವೇದ, ಉಪನಿಷತ್ತು, ಭಗವದ್ಗೀತೆ, ಆತ್ಮಕಥೆ, ಜೀವನ ಚರಿತ್ರೆ, ಹೀಗೆ ಒಂದೊಂದು ಪುಸ್ತಕಗಳು ಒಂದೊಂದು ವಿಚಾರವನ್ನು ತಿಳಿಸುತ್ತಾ ಜ್ಞಾನ ವಿಸ್ತಾರ ಮಾಡುತ್ತವೆ. ಇಂತಹ ಪುಸ್ತಕಗಳನ್ನು ಓದುವುದರಿಂದ ಮನಸ್ಸು ಪ್ರಫುಲ್ಲಗೊಂಡು ಹೊಸ ಶುದ್ಧ ಭಂಡಾರ ನಮ್ಮನ್ನು ಆವರಿಸಿಕೊಳ್ಳುತ್ತದೆ ಮತ್ತು ವಾಸ್ತವಿಕತೆಯ ಪರಿಚಯ ಉಂಟಾಗುತ್ತದೆ. ಆದರೆ ಇಂದು ಓದುಗರ ಸಂಖ್ಯೆ ದಿನೇ ದಿನೇ ಗಣನೀಯವಾಗಿ ಕುಸಿತ ಕಾಣುತ್ತಿದೆ. ಗ್ರಂಥಾಲಯಗಳು ಓದುಗರಿಲ್ಲದೆ ಸೊರಗುತ್ತಿದ್ದು, ಪುಸ್ತಕಗಳು ಪ್ರದರ್ಶನಕ್ಕೆ ಇಟ್ಟು ವಸ್ತುಗಳಂತೆ ಕಾಣುತ್ತಿದ್ದು, ಓದುಗ ಸಹೃದಯನಿಲ್ಲದೆ ಕಪಾಟಿನಲ್ಲಿ ನೋವಿನಿಂದ ನಲುಗುತ್ತಿವೆ. ಒಂದು ಪುಸ್ತಕಕ್ಕೆ ಮೌಲ್ಯ ಬರಬೇಕಾದರೆ ಅದಕ್ಕೆ ಓದುಗ ಸಹೃದಯನಿರಲೇಬೇಕು. ಆದಿಕವಿ ಪಂಪನು ಹೇಳುವಂತೆ, ಸಹೃದಯನ ಇಲ್ಲದಿದ್ದರೆ ಕೋಗಿಲೆ ಸ್ವರ ಅರಣ್ಯದೊಳು ಹೇಗೈದಂತೆ. ಅರಣ್ಯದೊಳು ಕೋಗಿಲೆ ಇಂಪಾಗಿ ಹಾಡಿದರೆ ಅದನ್ನು ಕೇಳಿಸಿಕೊಳ್ಳುವರಾರು? ಕವಿ ಹೃದಯ ಕಾವ್ಯವಾಗಿ ಹರಿದು ಸಹೃದಯನ ಹೃದಯದಲ್ಲಿ ನೆಲೆಸಿದಾಗಲೇ ಕಾವ್ಯಕ್ಕೆ ಸಾರ್ಥಕತೆ ದೊರೆಯುತ್ತದೆ. ಇಂದಿನ ಮಕ್ಕಳು ಮತ್ತು ಯುವ ಜನತೆಯಲ್ಲಿ ಓದುವ ಸಂಸ್ಕೃತಿ ಬೆಳೆಸಬೇಕಿದೆ. ಮನೆಯಲ್ಲಿ ಹಿರಿಯರು ಟಿವಿ ಮತ್ತು ಮಾಧ್ಯಮಗಳಿಂದ ದೂರವಿದ್ದು ತಾವು ಪುಸ್ತಕ ಓದುವುದರ ಮೂಲಕ ಮಕ್ಕಳಿಗೆ ಮಾರ್ಗದರ್ಶನ ನೀಡಬೇಕು. ಮನೆಯಲ್ಲಿ ಚಿಕ್ಕದಾದ ಗ್ರಂಥಾಲಯವನ್ನು ನಿರ್ಮಿಸುವುದರ ಮೂಲಕ ಪುಸ್ತಕ ಪ್ರೇಮವನ್ನು ಬೆಳೆಸಬೇಕಿದೆ. ಶಾಲಾ ಕಾಲೇಜುಗಳಲ್ಲಿ ಆಕರ್ಷಕ ಗ್ರಂಥಾಲಯಗಳನ್ನು ಸ್ಥಾಪಿಸುವುದರ ಮೂಲಕ ಓದಿನತ್ತ ಸೆಳೆಯುವಂತೆ ಮಾಡಬೇಕಿದೆ. ಸ್ವಾಮಿ ವಿವೇಕಾನಂದರ ನುಡಿಗಳಂತೆ, ಪುಸ್ತಕಗಳು ಬರೀ ಜ್ಞಾನ ಭಂಡಾರವಲ್ಲ, ಅವು ಯುವಕರಿಗೆ ಮತ್ತು ಮಕ್ಕಳಿಗೆ ಸ್ಫೂರ್ತಿ ತುಂಬಿ ತಮ್ಮನ್ನು ತಾವು ಅರಿತುಕೊಳ್ಳುವಂತೆ ಮಾಡಿ ಉತ್ತಮ ಬದುಕಿಗೆ ಮಾರ್ಗದರ್ಶನ ನೀಡುವ ದಾರಿದೀಪಗಳಾಗಿವೆ. ಆದ್ದರಿಂದ ಎಲ್ಲರನ್ನು ನಿರಂತರ ಅಧ್ಯಯನಶೀಲತೆ ಗುಣಗಳು ಹಾಸುವಕ್ಕಾಗಿ ಬರಲಿ. ಈ ಮೂಲಕ ಪುಸ್ತಕ ಪ್ರೀತಿ ಮತ್ತು ಓದುವ ಸಂಸ್ಕೃತಿ ವೃದ್ಧಿಸಲಿ ಎಂಬುದೇ ಸದಾಶಯವಾಗಿದೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಪುಸ್ತಕ ಓದುವ ಹವ್ಯಾಸ ಬದುಕಿಗೊಂದು ದಾರಿದೀಪ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಪುಸ್ತಕ ಓದುವ ಹವ್ಯಾಸ ಬದುಕಿಗೊಂದು ದಾರಿದೀಪ ಎಂಬ ವಿಷಯವನ್ನು ಕುರಿತ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಶ್ರೀಯುತಾ ಪ್ರಕಾಶ್ ರವರು. ನಮ್ಮ ಬಾಂಧವ್ಯ ಕೇಂದ್ರದಿಂದ ಇನ್ನು ಮುಂದೆ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಅನುಭವ ಕುರಿತು ಎಚ್ ಡಿ ಕೋಟೆ ತಾಲೂಕಿನ ಕೆ ಎಡತೊರೆ ಗ್ರಾಮದ ಶ್ರೀಮತಿ ದಾಕ್ಷಾಯಣಿ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
2: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
1: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
2: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
1: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
2: ದಿವ್ಯಾಂಗ ದೀಪ್ತಿ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತಿನ ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಎಚ್ ಡಿ ಕೋಟೆ ತಾಲೂಕಿನ ಕೆಎಡ್ತೊರೆ ಗ್ರಾಮದ ಶ್ರೀಮತಿ ದಾಕ್ಷಾಯಣಿ ರವರು. ಕೇಳುಗರೆ, ಇವರ ಒಂದು ಮಗುವಿನ ಒಂದು ಬೆಳವಣಿಗೆ ಕುರಿತು ಅವರಿಂದಲೂ ಒಂದಷ್ಟು ವಿಚಾರಗಳನ್ನ ಹಾಗೆ ಅವರ ಒಂದು ಸಮಸ್ಯೆ ಬಗ್ಗೆ ಇವತ್ತು ಅವರ ಒಂದು ಮಾಹಿತಿಯನ್ನ ತಿಳಿದು ಬರೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ.
3: ನಮಸ್ತೆ.
1: ಮೊದಲಿಗೆ ತುಂಬಾ ಖುಷಿ ಆಯ್ತು ಮೇಡಮ್ ನಿಮ್ಮ ಪರಿಚಯವಾಗಿ. ಮೊದಲಿಗೆ ನಮ್ಮ ಜನಧ್ವನಿ ಕೇಳುವರಿಗೆ ನಿಮ್ದೊಂದು ಕಿರು ಪರಿಚಯವನ್ನ ಮಾಡ್ಕೊಡಿ ಮೇಡಮ್. ಎಲ್ಲಿಯವರು, ಯಾವೂರು?
3: ನನ್ನ ಸ್ವಂತ ಅವರು ಪ್ರಿಯಾಪಟ್ಟಣ ತಾಲೂಕು ಬೂತ್ನಳ್ಳಿ ಅಂತೇಳಿ. ನಾನು ಮದುವೆ ಆಗಿರೋದು ಎಚ್ ಡಿ ಕೋಟೆ ತಾಲೂಕು ಕೆಎಡ್ತೊರೆಗೆ. ಮದುವೆ ಆಗಿದ್ದು 2010. ಇವನು ಹುಟ್ಟಿದ್ದು 2011 ಹುಟ್ಟಿದ್ದು ಪಾಪು. ಅವನು ಹುಟ್ಟಿದ್ದು 3 ಮಂತ್ ಕರೆಂಟ ತುಂಬ ದಪ್ಪ ಇದ್ದ, ಹಾಗಾಗಿ ಅವನ ಬೆಳವಣಿಗೆ ತುಂಬ ಚೆನ್ನಾಗಿದ್ದಾನೆ ಅಂತ ನಾವು ತಿಳ್ಕೊಂಡ್ವಿ. 3 ತಿಂಗಳಾದ್ಮೇಲೆ ಹಸ್ಬೆಂಡ್ ಬಂದರು ನೋಡೋಕೆ ಅಂತ. ನೋಡಕ್ ಬಂದಾಗ ಪಾಪು ಕೈಯಲ್ಲಿ ಏನು ಹಿಡ್ಕೊಳ್ತಿರ್ಲಿಲ್ಲ, ನಿಲ್ತಿರ್ಲಿಲ್ಲ. ಹಂಗಂದಾಗ ರೀ ತುಂಬ ದಪ್ಪ ಅವನಲ್ಲ, ಅದಕ್ಕಿರ್ಬೋದು, ನೀವು 3 ತಿಂಗಳಿಂದ ನೋಡಕ್ ಬರ್ದೇನೆ ಇವಾಗ ಬಂದಿದ್ದೀರಲ್ಲ ಅಂತೇಳಿ ಅವ್ರ ಜೊತೆ ನಾನೇ ಕೋಪ ಮಾಡ್ಕೊಂಡೆ. ಕೋಪ ಮಾಡ್ಕೊಂಡೆ, ಇಲ್ಲ ಕಡೆ ಇವನಿಗೇನೋ ತೊಂದರೆ ಐತೆ ಅಂದ್ರು. ಸರಿ ಬಿಡಿ, ದಪ್ಪ ಅವನಲ್ಲ, ಅದಕ್ಕೆ ನೀವೇನು ಹುಟ್ಟಿದಂಗೆ ಎದ್ದು ನಿಂತ್ಕೋತೀರ ಅಂದ್ಬಿಟ್ಟು ನಾನೇ ಅವ್ರ ಜೊತೆ ರೇಗಿ ಸುಮ್ಮನೆ ಆದೆ. ಅಲ್ಲಿಂದ ಒಂದು 9 ಮಂತ್ ಆದ್ಮೇಲೆ ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬಂದ್ಮೇಲೆ ಅವ್ರು ಇಲ್ಲ ಅವ್ರು ತಂಗಿದಿರಲ್ಲ ಹೇಳಿದ್ರು, ಅಣ್ಣ ನೀವು ಎಲ್ಲ ಮಕ್ಕಳನ್ನು ಸಾಕಿದ್ದೀರಾ, ನಿನ್ನ ಮಗನ ಹಿಂಗೆ ಆಗೋನಲ್ಲ, ಎಲ್ಲರೂ ಕರ್ಕೊಂಡೋಗಿ ತೋರಿಸು ಅಂತ. ನಾವು ಮೈಸೂರು ಬಾಪಟ್ ಹತ್ರ ಹೋದ್ವಿ. ಹೋದಾಗ ಅಲ್ಲಿ ಹೇಳಿದ್ರು ನೀನೇನು ತಾಯಿಯೋ ಕತ್ತೆ ಮತ್ತು ಅವನಿಗೆ ಇಮ್ಮನ್ಸು ಸೇರ್ಸಮ್ಮ ಅಂದರು. ಹಂಗಂತಿದಾಗೆ ನಂಗೆ ತುಂಬ ದುಃಖ ಬಂತು, ಇವನೇನು ಡಾಕ್ಟ್ರೋ ನಾಯಿನೋ ಕತ್ತೇನೋ ಅಂತ. ಅವನಿಗೇನೆ ಬೈಕೊಂಡು ನನ್ನ ಪಾಡೋದನ್ನು ಕಡತ್ ಬಂದೆ. ಕಡತ್ ಬಂದು ಜೆಎಸ್ಎಸ್ ಹಾಸ್ಪಿಟ್ಲಿಗೆ ತೋರಿಸಿದ್ವಿ. ಶಶಿಕಲಾ ಮ್ಯಾಮ್ ಅಂತೇಳಿ ಅವರು ಈ ಥರ ಆಗೈತೆ ಮಗುಗೆ, ಈ ಥರ ಟ್ರೀಟ್ಮೆಂಟ್ ಮಾಡಿಸಿ ಅಂತೇಳಿ ಶಶಿಕಲಾ ಮ್ಯಾಮು ಎಲ್ಲ ಥರ ವಿವರವಾಗಿ ಹೇಳ್ಕೊಟ್ರು. ಅಷ್ಟು ನಿಧಾನವಾಗಿ ನನಗೆ ಅವ್ರು ಹೇಳ್ಕೊಡ್ಲಿಲ್ಲ. ಏಕದಮ್ ನೋಡ್ತಿದಂಗೆ ತಗೊಂಡು ಹಿಮಾಸ್ಕಂಬಿ ತಾಯಿಯೋ ಕತ್ತೇನೋ ಅಂತೇಳಿ ನನಗೆ ಬೈದರು. ಬೈದ್ಮೇಲೆ ಇವನೇನು ಡಾಕ್ಟರ್, ಇವನು ಡಾಕ್ಟರ್ ಆಗಿದ್ದು ಈ ಥರ ಹೇಳ್ತಿದ್ರು ಅಂದ್ರೆ ನಮ್ಮನೆ ಹತ್ರ ಅಂಜ ಕಮ್ಮಿ ಕತ್ಕೊಂಡು ಬಂದು ಜೆ ಎಸ್ ಎಸ್ ಅಲ್ಲಿ ತೋರಿಸಿದ್ವಿ. ಅಲ್ಲೊಂದು 6 ತಿಂಗಳು ವರ್ಷ ತೋರಿಸಿದ್ವಿ. ಅದಾದ್ಮೇಲೆ ಸ್ವಿಚ್ ಅಂಡ್ ಇಯರಿಂಗ್ ಹೋದ್ವಿ. ಸ್ವಿಚ್ ಅಂಡ್ ಇಯರಿಂಗಲ್ಲಿ ಫಿಸಿಯೋಥೆರಪಿ ಎಲ್ಲ ಮಾಡಿಸ್ತಾ ಇದ್ವಿ. ಫಿಸಿಯೋಥೆರಪಿ ಎಲ್ಲ ಒಂದು 2 ವರ್ಷ ತನಕ ಮಾಡಿಸಿದ್ವಿ. ಕುಟೀರ ಮಾಡ್ಕೊಂಡು ಅಲ್ಲೇ ಬಾಡಿಗೆ ಮನೆ ಮಾಡ್ಕೊಂಡು ಅಲ್ಲೇ ಇದ್ವಿ. ಅಲ್ಲಿಂದ ಬೆಂಗಳೂರು ಹಿಮಾನ್ಸ್ ಕರ್ಕೊಂಡೋದ್ವಿ. ಹಿಮಾನ್ಸ್ಗೆ ಹೋದಾಗ ಅಲ್ಲ ಮಣ್ಣ ಅಂದ, ಏನು ಬೆಳಿಗ್ಗೆ 4 ಗಂಟೆಯಿಂದನೇ ಬಂದು ಕ್ಯೂವಲ್ಲಿ ನಿಂತಿದ್ದೀರಾ, ಇಲ್ಲೇನಕ್ಕೆ ಏನು ಇಲ್ಲದೆ ನೋಡೋ ಹತ್ರ ಕ್ಯೂವ್ ಕರ್ಕೊಂಡ್ಬಂದು ನಿಲ್ಸಿದ್ಯಾ ನನ್ನ ಮಗನ, ಬಂದು ಪ್ರೈವೇಟ್ಗೆ ತೋರಿಸೋಣ ಅಂತೇಳಿ ಪ್ರೇರಣಾ ಹಾಸ್ಪಿಟ್ಲ್ ಅಂತ ಕರ್ಕೊಂಡು. ಒಂದ್ಸಲ ಹೋಗ್ಬೇಕಂದ್ರೆ ಅಲ್ಲಿಗೆ 25,000 ರೂಪಾಯಿ ಬೇಕು ನಮಗೆ. ಫಸ್ಟು ನಮ್ಮ ಅಣ್ಣನೇ ನೋಡ್ಕೊಂಡ, ಬಾ ನಿನ್ನ ದುಡ್ಡಿಲ್ಲ ಅಂತಿಲ್ಲ, ಬಾ ನಾನೇ ಕರ್ಕೊಂಡೋಗಿ ತೋರಿಸ್ತೀನಿ ಅಂತ ಓದ್ವಿ, ತೋರಿಸ್ಕೊಂಡ್ವಿ. ಅಲ್ಲೆಲ್ಲ ನೋಡಿದ್ವಿ, ಒಂದು ಸ್ಕ್ಯಾನು, ಕಿವಿ, ಹಿಯರ್ ಟೆಸ್ಟು, ಎಲ್ಲ ಥರ ಟೆಸ್ಟ್ ಮಾಡಿಸಿದ್ರು. ಮಾಡಿಸಾದ್ಮೇಲೆ ಒಂದು ಸಿರಪ್ ಬರೀ 190 ರೂಪಾಯಿ ಸಿರಪ್ಗೆ ಇಲ್ಲಿಂದ ನಾವು ಬೆಂಗಳೂರಿಗೆ ಹೋಗ್ಬೇಕಿತ್ತು. ಅದಾದಮೇಲೆ ಸರಿಯಾಗಿ ಅವರು ಅಲ್ಲೇ ಅದೇ ಥರ ಹೇಳಿದ್ರು, ಏನು ಸ್ವಲ್ಪ ಡೆವಲಪ್ಮೆಂಟ್ ಆಗ್ತಾನೆ, ಫಿಸಿಯೋಥೆರಪಿ ಎಕ್ಸಸೈಸ್ ಎಲ್ಲ ಮಾಡಿಸಿ ಮಾಡಿಸಿ ಅಂತ. ಅದಾದ್ಮೇಲೆ ಮತ್ತೆ ನಾವು ಈ ಕಡೆ ಕೊಡಗಿನ ಕಡೆ ಸುಳ್ಯಾಗ ಹೋದ್ವಿ. ಸುಳ್ಯದಲ್ಲಿ ಒಂದು 1 ವರ್ಷ 6 ತಿಂಗಳ ತನಕ ಅಲ್ಲೂ ತೋರಿಸಿದ್ವಿ. ಅಲ್ಲೂ ತೋರಿಸ್ಕೊಂಡು ಅಲ್ಲೂ ಎಲ್ಲ ಥರ ಅವನು ಕೈಕಲ್ತವಿಂದ ಅವನು ಯೂರಿನ್ ಜಾಗತ್ತದಿಂದ ಎಲ್ಲ ಟೆಸ್ಟ್ ಮಾಡಿದ್ರು. ನೆಕ್ಸ್ಟ್ ಜನ್ರೇಷನ್ ಮಗು ಆಗುತ್ತೋ ಇಲ್ವೋ ಎಲ್ಲ ಥರ ಟೆಸ್ಟ್ ಮಾಡಿದ್ರು. ಅವಾಗ ಅವನು ಏನಾದರೂ 1.5 ವರ್ಷದ ಮಗು, ಅವಾಗ ಎಲ್ಲ ಥರ ಟೆಸ್ಟ್ ಮಾಡಿದ್ಮೇಲೆ ಎಲ್ಲ ಥರ ರೆಸ್ಪಾನ್ಸ್ ಮಾಡ್ತಾ ಇದ್ದ. ಆಮೇಲೆ ಮಾಡಿಸಾದ್ಮೇಲೆ ನೆಕ್ಸ್ಟ್ ಇನ್ನೊಂದ್ಸಲ ಅಲ್ಲಿ ತೋರಿಸಿದ್ವಿ. ಅಲ್ಲಿಂದ ಮತ್ತೆ ಬಂದ್ವಿ ಮನೆಗೆ, ಮತ್ತೆ ಬೆಂಗಳೂರಿಗೆ ಹೋದ್ವಿ. ಬೆಂಗಳೂರಿಗೆ ಹೋದಾಗ ಅಲ್ಲಿ ಸ್ಕ್ಯಾನ್ ಎಲ್ಲ ಮಾಡಿಬಿಟ್ಟಿದ್ದು. ಡೆಲಿವರಿ ಟೈಮಲ್ಲಿ ಮೇನ್ ನರಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಆಗದೆ ಜಾಮ್ ಆಗಿರೋದಿದ್ದು, ಹೋಗಿ ನೀವು ಡೈರೆಕ್ಟಾಗಿ ಡಾಕ್ಟರ್ ಮೇಲೆ ಕೇಸ್ ಹಾಕ್ಬೋದು, ಹಾಕಿ ಅಂದ್ಬಿಟ್ಟು ಸಿ ಡಿ ಕ್ಯಾಸೆಟ್ ರಿಪೋರ್ಟ್ ಮಾಡಿಸ್ಕೊಟ್ರು. ಆಮೇಲೆ ಇವ್ರಿಗೆ ಇವ್ರಂದ್ರು ಬೇಡ ಬಿಡು, ನಮ್ಮ ನಿಮ್ಮ ಜೊತೆ ಹುಟ್ಟಿದ ಮಕ್ಕಳೆಲ್ಲ ಚೆನ್ನಾಗವ್ರೆ, ನಮ್ಮ ಮನೆ ಬರೋಕ್ಕೆ ಹಿಂಗೆ ಆಗೈತೆ ಬಿಡು ಅಂತ ನೋಡ್ಕೊಳ್ಳೋಣ ಅಂತೇಳಿ ಸುಮ್ಮನೆ ಆದ್ವಿ ಅಷ್ಟೇ. ಅದಾದ್ಮೇಲೆ ಮಾಮೂಲಿ

0: ಮೈಸೂರಲ್ಲಿ ಫಿಸಿಯೋಥೆರಪಿ ಮಾಡಿಸ್ಕೊಂಡಿದ್ವಿ. ಆಮೇಲೆ ನಮಗೂ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅತ್ತೆಗೆ ಆಪ್ರೇಷನ್ ಆಯಿತು, ನಮ್ಮ ಮನೆಯವ್ರಿಗೆ ಆಪ್ರೇಷನ್ ಆಯಿತು. ಇವನು ತೋರಿಸ್ತಿರ್ಬೇಕಾದ್ರೆ ನಮ್ಮ ಮನೆಯವರು ಎರಡು ಸಲ ಆಪ್ರೇಷನ್ಗಳಾದ್ವಿ. ಇವನು ಇನ್ನು 3.5 ವರ್ಷ 4 ವರ್ಷ ಆಗಿದ್ದಾಗ ಇನ್ನೂ ಹಾಲು ಬಿಡಿಸಿರ್ಲಿಲ್ಲ, ನಾನು ಊಟ ಏನೂ ತಿಂತಿರ್ಲಿಲ್ಲ. ನಾವು ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಇರಬೇಕಾದ್ರೆ ಎಲ್ಲರೂ ಹೇಳೋರು ಊಟ ತಿನ್ನಿಸುವವನು ಅನ್ನನೇ ತಿನ್ನಲ್ವಲ್ಲ ಅಂತ. ನಾವು ಯಾವಾಗಲೂ ಚಿಕ್ಕ ಪಾಪದ್ದು ಸರಿ ಮಾಡ್ತಲ್ಲ ಅದೇ ತಿನ್ನಿಸ್ತಾ ಇದ್ವಿ. ಆವಾಗ ಒಬ್ಬರು ಮಹಾದೇವಿ ಯಾಕಂತಿದ್ರು, ಅವರು ತೀರೋದ್ರು, ಅವರು ಬೇಳೆ ಸಾರು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಬೇಳೆ ಸಾಂಬಾರು ಮಾಡಿ ತಿಳಿ ಸಾರು ಮಾಡಿ ಅನ್ನ ಕೊಟ್ಟಿದ್ರು. ಆ ದೇವಸ್ಥಾನ ಪ್ರಸಾದ ಆದ್ರೆ ಮಾತ್ರ ತಿಂತಿದ್ದ. ಅದೇ ಥರ ನಾವು ಎಷ್ಟೇ ಟ್ರೈ ಮಾಡಿದ್ರೂ ತಿಂತಿರ್ಲಿಲ್ಲ. ಮತ್ತು ಟೋಲ್ಗೇಟಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಐತೆ, ಅಲ್ಲಿ ಬರೀ ಸ್ವಲ್ಪ ಸ್ವಲ್ಪ ಅಂದ್ರೆ ಒಂದು 2 ಸ್ಪೂನ್ ಆಗೋದು ಇಲ್ಲ, ಅಷ್ಟೇ ಅಷ್ಟು ಬೆಲ್ಲನ ಕೊಡ್ತಿದ್ರು. ಆ ಬೆಲ್ಲನ ತಿಂದ್ರೆ ಮಾತ್ರ ತಿಂತಿದ್ದ. ಅದೇ ಥರ ಮನೆ ರೂಮಲ್ಲಿ ಬೆಲ್ದನ ಮಾಡಿದ್ರೆ ತಿಂತಿರ್ಲಿಲ್ಲ. ನಾವು ಎಲ್ಲ ಥರ ಟ್ರೈ ಮಾಡಿದ್ವಿ. ಆಮೇಲೆ ಆ ದೇವಸ್ಥಾನದವ್ರಿಗೆ ಹೇಳ್ಕೊಂಡ್ವಿ, ಸರ್ ನಾವು ಇಲ್ಲಿಂದ ಹೋಗೋ ತನಕ ಸ್ವಲ್ಪ ಸ್ವಲ್ಪ ಜಾಸ್ತಿ ಕೊಡಿ, ನಮ್ಮ ಪಾಪು ತಿಂತಾನೆ ಅಂತ. ಅವರು ಎಲ್ಲ ಕೊಡ್ತಿದ್ರು, ತಿನ್ನಿಸ್ಕೊಬಂದ್ವಿ. ಅವನು 5 ವರ್ಷದ ತನಕ ಅನ್ನ ಅಂತ ತಿಂದಿಲ್ಲ, 5 ವರ್ಷದ ಮೇಲೆ ಅನ್ನ ಅಂತ ತಿಂದಿದ್ದ ಅವನು. ಹಂಗಾಗಿ ಆಮೇಲೆ ಲಾಸ್ಟ್ಗೆ ಅವರಿಗೆಲ್ಲ ಆಪ್ರೇಷನ್ ಆಯಿತು. ಅವನ ಕೈಲಿ ಆಗಲ್ಲ, ಬದುಕಕ್ಕಾಗಲ್ಲ, ಅವ್ನು ನೋಡಿದ್ರೆ ಹೆಂಗೆ, ನಾನು ನೋಡಿದ್ರೆ ಹೆಂಗೆ, ನಿನಗೂ ಸಿಜರಿನ್ ಆಗೈತೆ, ಹೆಂಗೆ ಜೀವನ ಮಾಡೋಕ್ಕಾಗುತ್ತೆ ಅಂತೇಳಿ ಟ್ರೈನ್ ಹತ್ರ ಹೋಗಿ ತಲೆ ಕೊಟ್ಟು ಮಲಗಿದ್ವಿ. ಮಲಗಿರ್ಬೇಕಾದ್ರೆ ಇವನೇ ಹೇಳಿದ್ದು, ಅಮ್ಮ ನಂಗೆ ನಂಗೆ ಅಂತೇಳಿ ಒಂದು 2-3 ರೇಟ್ ಹೊಡೆದ. ಹೊಡೆದಾದ್ಮೇಲೆ ನನ್ನ ಮಗ ಬದುಕಬೇಕು ಅಂತವ್ರೆ, ನಾನು ಕೂಲಿ ಮಾಡಿ ನಿಮ್ಮನ್ನು ಸಾಕ್ತೀನಿ, ಬನ್ನಿ ನನ್ನ ಮಗನ ನೋಡ್ಕೊಂಡಿರಿ ಇವ್ರಿ ಅಂದ್ಬಿಟ್ಟು ಕರ್ಕೊಂಡು ಬಂದ್ವಿ. ಕರ್ಕೊಂಡ್ಬಂದು ಅಂತ ಸ್ವಲ್ಪ ದಿನ ಆದ್ಮೇಲೆ ಮಗಳು ಹುಟ್ಟಲೊಂದು. ಮಾಮೂಲಿ ಆರೋಗ್ಯ ಸಮಸ್ಯೆಗಳಿದೆ, ಜೀವನ ಸಾಗಿಸ್ತಾ ಇದ್ದೀವಿ. ನಾವು ತಿಳ್ಕೊಂಡಿರೋ ದೇವರಂತೂ ಪ್ರತ್ಯಕ್ಷವಾಗಿ ನೋಡೋಕ್ಕಾಗಲ್ಲ, ಇವರೇ ನಮ್ಮ ಪಾಲಕ ದೇವರು ಅಂತೇಳಿ ಕಾಪಾಡ್ಕೊಂಡು ಹೋಗ್ತಾ ಇದ್ದೀವಿ.
1: ವಿಶೇಷ ಮಕ್ಕಳು ದೇವರ ಪ್ರತಿರೂಪ ಅಂತಾರೆ. ಈ ನಿಟ್ಟಿನಲ್ಲಿ ಅವನನ್ನ ನೋಡ್ಕೊಳ್ಳೋ ನಿಟ್ಟಿನಲ್ಲಿ ಅವನ ಮೂಲಕ ನಿಮ್ಮ ತೃಪ್ತಿಯನ್ನ ನೋಡ್ತಿರೋದು ನಿಮಗೂ ಖುಷಿ ಆಗ್ತಿದೆ. ಮನೇಲಿ ಯಾರ್ಯಾರು ಇದ್ದೀರಿ ಮೇಡಮ್ ನೀವು?
0: ಈಗ ಒಟ್ಟಿಗೆ ನಾವು ನಮ್ಮ ಅತ್ತೆ, ನಮ್ಮ ಯಜಮಾನರು, ನನ್ನ ಮಗಳು, ನಾನು 5 ಜನ ಇದ್ದೀವಿ ಇವಾಗ. ಅಚ್ಚು ಸೇರಿ
1: ಅಚ್ಚಿಗೆ ಎಷ್ಟು ವಯಸ್ಸು?
0: ಅಚ್ಚು ಇವಾಗ ಜೂನಿಂದ 15 ವರ್ಷಕ್ಕೆ ಬಿದ್ದೈತೆ.
1: ಸಾಕಷ್ಟು ಆಸ್ಪತ್ರೆಗಳಿಗೆಲ್ಲ ಹೋದ್ರಿ, ತದನಂತರ ಅವನ ಒಂದು 1 ವರ್ಷದಿಂದ ಈಗ 15 ವರ್ಷ ಅಂತ ಹೇಳಿದ್ರಿ, ಹೇಗಿತ್ತು ಅವನ ಹಂತ ಹಂತವಾದ ಬೆಳವಣಿಗೆ?
0: ಬೇರೆ ಕಡೆ ನಾವೆಲ್ಲ ತೋರಿಸ್ದಾಗ ಬರೀ ಫಿಸಿಯೋಥೆರಪಿ ಮಾಡಿಸಿ, ಇದನ್ನ ಮಾಡಿಸಿ, ಅದನ್ನ ಮಾಡಿಸಿ ಅಷ್ಟೇ ನಮ್ಗೆ ಹೇಳ್ಕೊಬಂದಿದ್ದು. ಆಮೇಲೆ ನಮಗೆ ಯಾರೋ ಸರ್ಗುರುದು ಹೇಳಿದ್ರು, ಸರ್ಗುರು ವಿವೇಕಾನಂದ ಹಾಸ್ಪಿಟ್ಲಿಗೆ ಹೋಗಿ ಇಂಥ ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡ್ಕೋತಾವ್ರೆ ಅಂತ. ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋದ್ಮೇಲೆ ಪೂರ್ಣಿಮಾ ಮೊಮೆಂಟಲ್ಲಿ ಅವರು ಎಲ್ಲ ಸಪೋರ್ಟ್ ಹೇಳಿದ್ರು, ಈ ಥರ ಆದರೆ ಈ ಥರ ಆಗ್ತಾರೆ ಮಾಡಿ, ಇಂಥ ಮಕ್ಕಳಿಗೂ ಆಟ ಆಡಿಸೋದು, ಫ್ರೇಜಸ್ ಗೆಲ್ಸೋದು, ಎಲ್ಲ ಥರ ಒಂದು ಟ್ರಿಪ್ ಕರ್ಕೊಂಡು ಹೋಗೋದು ಎಲ್ಲ ಥರ ಮಾಡಿದ್ರು. ಏನೇ ಆದರೂ ಅವ್ನು ರೆಡಿ ಆಗಲಿಲ್ಲ, ಎಲ್ಲರೂ ಪ್ರೋತ್ಸಾಹ ಕೊಟ್ಟರು. ಸರ್ಗುರು ವಿವೇಕಾನಂದ ಹಾಸ್ಪಿಟ್ಲಲ್ಲೂ ಚೆನ್ನಾಗಿ ನೋಡಿಕೊಂಡ್ರು, ನಮಗೆ ತುಂಬ ಇಷ್ಟ ಆಯಿತು ಅಲ್ಲಿ. ಅಲ್ಲಿಗೆ ಬೇರೆ ಕಡೆ ಎಲ್ಲ ಹೋದಾಗ ಬರೀ ಮೆಡಿಷನ್ ದುಡ್ಡು ಎಲ್ಲ ಖರ್ಚಾಯ್ತಿತ್ತು, ಬಟ್ ಇಲ್ಲಿ ಏನು ಅಷ್ಟೇನು ಅಮೌಂಟ್ ಏನು ಖರ್ಚಾಗಲಿಲ್ಲ. ಮಾಹಿತಿಗೂ ಚೆನ್ನಾಗಿ ಸಿಕ್ಕಿದ್ವಿ ಇಲ್ಲಿ. ನಾವು ಅಂದ್ಕೋತಿದ್ವಿ, ನಮ್ಮ ಮಗ ಒಬ್ಬನೇ ಹಿಂಗಾಗವನೆ ಅಂತ ನಾವು ಸಫರ್ ಮಾಡ್ತಿದ್ವಿ. ಆ ಟೈಮಲ್ಲಿ ಏನಾಯ್ತು ಅಂದರೆ ನಮ್ಮ ಥರನೇ ಕೇರಳೀಯಸು 4 ಮಕ್ಕಳು ಇದೇ ಥರ ಆಗಿದ್ರು. ಸ್ವಿಚ್ ಎಂಡೇರಿಂಗ್ ಇದ್ದಾಗ ನಿಮಗೆ ಬೇಕಾದ್ರೆ ಇನ್ನೊಂದು ಮಗು ಆಗುತ್ತೆ, ಈ ಮಗುಗೆ 5 ಲಕ್ಷ ಕೊಡ್ತೀವಿ ನಮಗೆ ಕೊಡಿ. ನಮ್ಮ ಮಗು ಫುಲ್ ಅವರು ಹನುಮಂತನ ರೂಪದಲ್ಲಿ ಇದ್ದಿದ್ದ 5 ಮಕ್ಕಳು. 5 ಮಕ್ಕಳಾದ್ರೂ ಅವರು ಒಂದೊಂದು ಮಗುಗೂ ಒಂದೊಂದು ಆಳು ಇರಿಸ್ಕೊಂಡಿದ್ರು. ಈ ಮಗು ಕೇಳ್ತಿದ್ರು, ಇವನು ಹಿಂಗಿದ್ರು ಪರವಾಗಿಲ್ಲ, ಕೊಡಿ ನೋಡೋಕೆ ಚೆನ್ನಾಗವನಲ್ಲ ಅಂತ ನಾವು ರೆಡಿ ಮಾಡ್ಕೋತೀವಿ ಅಂತ. ಆಮೇಲೆ ಇವರಂದ್ರು ಇಲ್ಲ ಇಲ್ಲ ನಾವು ಕೊಡಲ್ಲ, ನಮ್ಮ ಮಗು ನಮಗೆ ಇರಲಿ ಅಂತೇಳಿ ಕೊಡಲಿಲ್ಲ. ಹಂಗೆ ನಾವು ಬೇರೆಯವ್ರ ಮಕ್ಕಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ಮಗ ಬೆಸ್ಟ್.
1: ಈ ನಿಟ್ಟಿನಲ್ಲಿ ಯಾರೋ ಒಬ್ರು ಸಂಸ್ಥೆ ಬಗ್ಗೆ ಹೇಳಿದ್ರು, ಸಂಸ್ಥೆಗೆ ಹೋದ್ಮೇಲೆ ಯಾವ ತರ ಥೆರಪಿ ಏನನ್ನ ಅವನು ಕೊಡಿಸ್ತಿದ್ರಿ?
0: ಸ್ಪೀಚ್ ಥೆರಪಿ ಕೊಡಿಸ್ತಿದ್ವಿ, ಮತ್ತೆ ಫಿಸಿಯೋಥೆರಪಿ ಮಾಡಿಸ್ತಿದ್ವಿ, ಮತ್ತೆ ಅಲ್ಲಿ ಕ್ಯಾಂಪ್ಗಳು ಇಡ್ತಿದ್ರು, ಆಯಿಲ್ ಮಸಾಜು ಅದು ಇದು ಕ್ಯಾಂಪ್ಗಳೆಲ್ಲ ಇಡ್ತಿದ್ವಿ. ಅಲ್ಲಿಗೂ ಎಲ್ಲ ಹೋಗ್ತಾ ಇದ್ವಿ. ಆಮೇಲೆ ನಮಗೂ ಎಲ್ಲ ಆಪರೇಷನ್ ಎಲ್ಲ ಆಯಿತು, ಎತ್ತಾಡೋಕ್ಕೆಲ್ಲ ಹಿಂಸೆ ಹೋಗೋಕ್ಕಾಗಲ್ಲ. ಆಮೇಲೆ ಅಮ್ಮನಿಗೆ ನಮ್ಮಮ್ಮಗೆ ಬ್ರೈನ್ ಸ್ಟ್ರೋಕು ಆಗಿ ಅವರು ಬದುಕೋದು ಹೆಚ್ಚಾಯಿತು. ಮತ್ತೆ ಅವ್ರಿಗೂ ಕಿಡ್ನಿ ಆಪ್ರೇಷನ್ ಎಲ್ಲ ಆಯಿತು. ಆಮೇಲೆ ಅಮ್ಮನೇನು ಹುಷಾರು ತಪ್ಪರು, ನಾನು ಹುಷಾರು ತಪ್ಪದೆ. ಈ ಸಮಸ್ಯೆಗಳಲ್ಲಿ ಅವನನ್ನು ಕರ್ಕೊಂಡು ಹೋಗೋದು ನಾವೇ ಕಮ್ಮಿ ಮಾಡಿದ್ವಿ. ಎತ್ತಾಡಿದ್ರೆ ನನಗೆ ಪೇನ್ ಬರೋದೆಲ್ಲ ಆಯ್ತಿತ್ತು. ಹಂಗಾಗಿ ಒಂದು 5-6 ವರ್ಷ ಅಲ್ಲಿಗೆ ತೋರಿಸಿದ್ವಿ. ಅದಾದ್ಮೇಲೆ ಈಗ ಒಂದು 5-6 ವರ್ಷ ನಿಮ್ಮ ಮನೇಲೆ ಇರಿಸಿದ್ದೀನಿ, ಎಲ್ಲೂ ಕರ್ಕೊಂಡು ಹೋಗ್ತಾ ಇಲ್ಲ.
1: 5-6 ವರ್ಷಗಳಿಂದ ಥೆರಪಿಯನ್ನ ನಿಲ್ಲಿಸಿದಿರಿ?
0: ಬಟ್ ಅವನೀಗ ವಾರಕ್ಕೆ 2 ದಿನ ಜಮೀನ್ ಹತ್ರನಾರಾಗ್ಲಿ ಇಲ್ಲ ಔಟ್ ಸೈಡ್ ಹೋಗ್ಲೇಬೇಕು, ಕೋಟೆಗಾದ್ರೂ ಸರಿ, ಹೊರಗಡೆ ಇಲ್ಲಿ ಕೆಳಗಡೆ ಬಸ್ ಸ್ಟ್ಯಾಂಡ್ ಹತ್ರನಾದ್ರೂ ಸರಿ, ಹಾಸ್ಪಿಟ್ಲಿಗೆ ಜ್ವರ ಏನಾದ್ರು ನಮ್ಮ ಕೈಲಿ ನೋಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂದ್ರೆ ಮಾತ್ರ ಕರ್ಕೊಂಡು ಹೋಗ್ತೀವಿ. ಸಣ್ಣ ಪುಟ್ಟದಿದ್ರೆ ಇಲ್ಲೇ ಮನೇಲೇ ಮಾಡ್ಕೊಳ್ತೀವಿ, ಅದು ಬಿಟ್ಟರೆ ಇಲ್ಲಿ ಹೊರಗಡೆ ಸುತ್ತಾಡಿಸ್ತೀವಿ, ಮನೇಲಿ ಮಾತ್ರ ಇರಿಸಿದ್ದೀವಿ ಅಷ್ಟೆ. 5 ವರ್ಷ ಈಗ ಒಂದು 4-5 ವರ್ಷದ ಮನೇಲೇ ಇರೋದು.
1: ಈ ನಿಟ್ಟಿನಲ್ಲಿ ಈಗ ಥೆರಪಿನ ಎಷ್ಟು ವರ್ಷ ಕೊಡಿಸಿದ್ರಿ ನೀವು ಅವನಿಗೆ?
0: ನಾನು ಹೆಚ್ಚು ಕಮ್ಮಿ ಅವನಿಗೆ ಒಂದು 11 ವರ್ಷದ ತನಕನೂ ಕೊಡಿಸಿದ್ದೀನಿ. ಇವಾಗ ಒಂದು 4-5 ವರ್ಷದಿಂದ ಇಲ್ಲ. ಆಮೇಲೆ ಮನೇಲೂ ಮಾಡ್ತಾ ಇದ್ವಿ. ಆಮೇಲೆ ಅವ್ನು ಮಾಡಕ್ಕೆ ತಗೊಂಡ್ಮೇಲೆ ಗಾರೆ ಕಾಲು ಸ್ಟ್ರೈಟ್ ಬರುತ್ತೆ ಅಂತೇಳಿ ಗಾರೆ ಎಲ್ಲ ಸರ್ಗುರು ವಿವೇಕಾನಂದ ಹಾಸ್ಪಿಟ್ಲ್ ಕಡೆಯಿಂದನೇ ಗಾರೆಗಳೆಲ್ಲ ಹಾಕ್ಕೊಟ್ಟಿದ್ರು. ಅದು ಅವನಿಗೆ ನರ ಎಲ್ಲ ಟೈಟ್ ಆಗಿ ಹಿಡಿದ್ರಿಂದ ಅವನಿಗೆ ತುಂಬಾ

0: ವಾರನೂ ಇರಲಿಲ್ಲ ಅಳ್ತೆ ಇದ್ದಂದ್ಬಿಟ್ಟು ನಾವೇ ತೆಗೆಸ್ಬಿಟ್ವಿ. ತೆಗ್ಸಾದ್ಮೇಲೆ ಆಮೇಲೆ ಇವಾಗ ಇಲ್ಲೇ ಮನೇಲೆ ಇದು ಮಾಡಿಕೊಂಡು ನೋಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೆ.
1: ಈಗ ಒಂದು ವರ್ಷ ಆಯಿತು, ಎರಡು ವರ್ಷ ಆಯಿತು, ಈಗ ಅಂತಂತವಾಗಿ ಈಗ ಯಾವ ಥರ ಬೆಳವಣಿಗೆ ಹೊಂದುತ್ತಾ ಬರ್ತಾ ಇದ್ದೀನಿ ಅಥವಾ ತೀರಾ ಕುಗ್ತಾ ಇದೆಯಾ, ಬೆಳವಣಿಗೆ ಆಗ್ತಾ ಇದ್ದಾನ?
0: ಬೆಳವಣಿಗೆ ತುಂಬ ಚೆನ್ನಾಗಿ ಬರ್ತೈತೆ, ಬಟ್ ಮಾತು ಎಲ್ಲ ಬರೋಕ್ಕೋಗುತ್ತೆ, ಬಟ್

0: ಒಂದು ಅವನಿಂದ ಅವನಿಗೆ ಇಂಥದ್ದು ಬೇಕು ಅಂತಾನು ಫಸ್ಟ್ ಆಫ್ ಆಲ್ ಅದನ್ನು ಕೇಳೋಕ್ಕಾಗಲ್ಲ ಅವನಿಗೆ. ಏನೇ ತಿನ್ನಬೇಕು ಏನೇ ಉಡಿಸ್ಬೇಕಂದ್ರೆ ಎಲ್ಲ ನಾವೇ ಕೊಡ್ತೀವಿ. ಒಂದು ದಿನ ನಮ್ಗೆ ಹಸುವಾಗೈತೆ ಊಟ ಕೊಡಿ ಅಂತ ಅವ್ನು ಯಾವತ್ತೂ ಕೇಳಿಲ್ಲ. ಇಲ್ಲಿಗೆ 15 ವರ್ಷ ಬಿದ್ದಾಯ್ತು, 15 ವರ್ಷದಿಂದ ಒಂದು ದಿನಾನು ಕೇಳಿಲ್ಲ. ಆ ಟೈಮಿಂಗ್ಸಿಗೆ ನಾವೇ ನೋಡ್ಕೊಳ್ತೀವಿ. ನಾನಾಗಲಿ ನಮ್ಮ ಅತ್ತೆ ಆಗಲಿ ಯಾರಾದರೂ ಸರಿ ಮನೇಲಿ, ನಾನು ನಮ್ಮ ಅತ್ತೆ ನನ್ನ ಮಗಳಾದರೂ ಸರಿ, ಇಲ್ಲ ನನ್ನ ನಾದಿನಿ ಮಕ್ಕಳು ಬಂದರೆ ಅವರಾದರೂ ಸರಿ, ಯಾರಾದರೂ ಸರಿ ಅವ್ನಿಗೆ ಒಂದು ಟೈಮಿಂಗ್ಸಿಗೆ ಊಟ ತಿನ್ನಿಸ್ಕೊಂಡು ಇಲ್ಲ ನಾನು ವಾರಗಿತಿ ಬರ್ತಾಳೆ ಅವಳಾದ್ರೂ ಸರಿ ಅವ್ನು ಟೈಮಿಂಗ್ಸಿಗೆ ಅವನು ಕೊಟ್ಬಿಡ್ತೀವಿ, ಅವ್ನು ಇಲ್ಲಿ ತನಕ ನಾನು ಹೊಟ್ಟೆ ಹಸು ಐತೆ ಕೊಡಿ ಅಂತ ಅವ್ನು ಯಾವತ್ತೂ ಕೇಳಿಲ್ಲ.
1: ಅವ್ರ ಕೆಲಸಗಳನ್ನ ನೀವೇ ನೋಡ್ಕೋತಾ ಇದ್ದೀರಿ?
0: ಎನಿ ಒನ್ ಕೆಲಸ ನಮ್ದೇನೆ, ಒಂದು ಯೂರಿಂಗು, ಬಾತ್ರೂಮು, ಮುಖ ತೊಳ್ಸೋದೇ ಆಗಲಿ, ನಾವೇನಾರು ಪೌಡ್ರ್ ಹಾಕೋತಾವಳೆ ತಂಗಿ ಕ್ಲಾಸ್ಗೆ ಹೋಗ್ಬೇಕಾದ್ರೆ ಪೌಡ್ರ್ ಹಾಕೋತಾವಳೆ ಅಂದ್ರೆ ಅವನಿಗೂ ಪೌಡ್ರ್ ಹಾಕ್ಬೇಕು, ಅವನಿಗೂ ಬಟ್ಟಿಡಬೇಕು, ಅವನಿಗೂ ತಲೆ ಬಸ್ಬೇಕು, ಅವಳೇನಾರು ಹೂ ಮಾಡ್ಕೊಂಡ್ರೆ ನನಗೂ ಬಡಿಸು ಅಂತ ಕೇಳ್ತಾನೆ. ಎಲ್ಲರೂ ಪಾಪ ಅವಳು ಅವ್ರ ಅಣ್ಣಂಗೆ ಆದಷ್ಟು ಅವಳು ಸಪೋರ್ಟ್ ಮಾಡ್ಬಿಟ್ಟು ಹೋಗ್ತಾಳೆ.
1: ಸರ್ಕಾರದಿಂದ ಸೌಲಭ್ಯ ಬರ್ತಾ ಇದೆಯಾ?
0: ಅವನಿಗೆ ಫ್ರೆಂಡ್ಸ್ ಏನು ಬಿಟ್ರೆ ಇನ್ನೇನು ಬರ್ತಾ ಇಲ್ಲ.
1: ಇವ್ರಿ ಐ ಡಿ ಕಾರ್ಡ್ ಎಲ್ಲ ಆಗಿದೆ. ಈ ನಿಟ್ಟಿನಲ್ಲಿ ಒಂದು ವಿಶೇಷ ಮಗುವನ್ನ ಸಾಕ್ಬೇಕಾದ್ರೆ ಮನೆಯವರ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ನಿಟ್ಟಿನಲ್ಲಿ ನಿಮ್ಮ ಮನೆಯವ್ರ ಸಪೋರ್ಟ್ ಹೇಗಿದೆ ನಿಮ್ಗೆ?
0: ನಮ್ಮ ಮನೆಯಲ್ಲಿ ಎಲ್ಲರೂ ಸಪೋರ್ಟ್ ತುಂಬಾ ಚೆನ್ನಾಗೈತೆ ನಂಗೆ, ಒಬ್ಬರದು ಅಂತಲ್ಲ, ನಮ್ಮ ಚಿಕ್ಕ ಮಕ್ಕಳತ್ತವಿಂದ, ನಮ್ಮ ಅತ್ತೆ, ನನ್ನ ಮೈದ, ನನ್ನ ನಾದಿ, ವಾರ್ಗಿತಿ, ಗಂಡಂತವಿಂದ, ಮಗಳತ್ತವಿಂದ ಎಲ್ಲರೂ ಸಪೋರ್ಟ್ ತುಂಬಾ ಚೆನ್ನಾಗೈತೆ ನಂಗೆ. ಹೌದು, ನಮ್ಮ ತಂದೆ ಇರೋದಂಗ, ನಮ್ಮ ತಂದೆ ತೀರೋಗಿ 4 ವರ್ಷ ಆಯ್ತು, ಅದಕ್ಕಿಂತ ಮುಂಚೆ ಒಂದು 4-5 ವರ್ಷದ ಹಿಂದೆ ನನ್ನ ಮಗ ಎದ್ದು ಓಡಾಡ್ತಾನೆ ಅಂದ್ಬಿಟ್ಟು ಹೆಚ್ಚಿಗೆ ಒಂದು 5 ವರ್ಷ ನಮಗೋಸ್ಕರನೇ 25-30 ಸಾವಿರ ರೂಪಾಯಿ ಟ್ರಿಪ್ಪಿಗೆ ಹಾಕಿ 15-15 ದಿನ ನಮ್ಮ ಟ್ರಿಪ್ಪಿಗೆ ಕಳಿಸ್ತಿದ್ರು. ನನ್ನ ಮಗ ಯಾವ್ದಾದ್ರು ದೇವ್ರ ರೂಪದಲ್ಲಿ ಎದ್ದು ಓಡಾಡಿದ್ರೆ ಸಾಕು ಅಂತೇಳಿ, ಯಾವ ದೇವರು ಇಲ್ಲ, ಬಟ್ ನಮ್ಮ ಯಜಮಾನರು ಶಬರಿಮಲೆಗೂ 3 ವರ್ಷ ಕರ್ಕೊಂಡೋಗೋರು, ಎದ್ದು ಓಡಾಡ್ಬಿಡ್ತಾನೆ ನನ್ನ ಮಗ ನ ಆಸೆಲಿ, ಎದ್ದು ಓಡಾಡಿಲ್ಲ ಸದ್ಯಕ್ಕೆ ಅವನು ಇರಷ್ಟಕ್ಕೆ ಚೆನ್ನಾಗಿ ಅವನೇ ಆರೋಗ್ಯವಾಗಿದೆ.
1: ಶಬರಿಮಲೆಗೂ ಕೂಡ ಅವ್ರು ಹೋಗಿದ್ದಾರೆ?
0: ಹೌದು, 3 ಸಲ ಹೋಗಿ ಬಂದಿದ್ದಾನೆ. ಅಯ್ಯಪ್ಪನ ದರ್ಶನ ಮಾಡಿಕೊಂಡು ಇವನ ನೋಡಿ ಅಲ್ಲಿ ಪೂಜಾರಿಗಳನ್ನೇ ಅಯ್ಯಪ್ಪನ ಪಾದದ ಹತ್ರ ಕಾಲ್ಗಡ್ಡೆ ಇರಿಸ್ಬಿಟ್ಟು ಮತ್ತೆ ಕೊಟ್ಟವ್ರಂತೆ. ಯಾರನ್ನೂ ಸೆಡನಾಗ ಅಯ್ಯಪ್ಪನ ಪಾದ ಹತ್ರ ಇಡಿಸ್ಕೊಳ್ಳಲ್ವಂತೆ, ಕಾಲ್ಗಡ್ಡೆ ಇವನ ಇಟ್ಕೊಂಡು ಮತ್ತೆ ಹೊರಗಡೆ ಕೊಟ್ಟವ್ರಂತೆ. ಆದರೂ ಅಯ್ಯಪ್ಪನ ದರ್ಶನ ಆಗಿಲ್ಲ ಅವ್ರಿಗಿನ್ನ, ಎದ್ದೋಡಾಡೋ ಥರ ಶಕ್ತಿ ಕೊಟ್ಟಿಲ್ಲ.
1: ಈ ನಿಟ್ಟಿನಲ್ಲಿ ಅವರೇನಾದ್ರು ಶಿಕ್ಷಣ ವ್ಯವಸ್ಥೆ ತಗೋತಾ ಇದ್ದಾರೆ?
0: ಇವಾಗ 10th ಎಕ್ಸಾಮ್ ಬ್ರೇಕ್ ಆಗಲ್ಲ ಅಂದ್ಬಿಟ್ಟು 9th ಹಾಕೊಂಡವ್ರೆ, ಬಟ್ ಸರ್ ಇವಾಗೆಲ್ಲ ಒಂದ್ಸಲ ಬಂದು ಮನೆ ಹತ್ರ ಬಂದು ಕೋಚಿಂಗ್ ತಗೊಳೋದ್ರು. ಇನ್ನು VRW ಥರದಲ್ಲಿ ಮಾದೇವಪ್ಪ ಅಂತವ್ರೆ ಅಣ್ಣೂರ್ ಅವ್ರ ಸರ್, ಅವ್ರು ಬಂದು ಅವಾಗ ಹೋಗ್ತಾ ಇರ್ತಾರೆ. ಅವ್ರು ಬಿಟ್ರೆ ಗೌರ್ಮೆಂಟ್ ಸ್ಕೂಲ್ ಅಣ್ಣೂರ್ ಸ್ಕೂಲ್ಗೆ ಹಾಕಿದ್ದೀವಿ, ಅವರು ಸರ್ಗಳು ಬಂದು ಮನೆ ಹತ್ರ ವಿಸಿಟ್ ಮಾಡ್ಬಿಟ್ಟು ಹೋಗ್ತಾರೆ.
1: ಅವ್ರ ಬೌದ್ಧಿಕ ಶಕ್ತಿ ಯಾವ ಥರ ಇದೆ?
0: ಅವನಿಗೆ ಅಂದರೆ ಕೈಯಲ್ಲೇನು ಹಿಡ್ಕೊಳ್ಳಲ್ಲ, ಮಾತು ಸರಿಯಾಗಿ ಬರಲ್ಲ, ಅಮ್ಮ ಅಪ್ಪ ತಂಗಿ ಹೋಗು ಬಾ ನಂಗೆ ಲೋಕಿ ಅಕ್ಕ ಉಗ್ಗಿ ಹೋಗು ಇದಿಷ್ಟು ಪದ ಬಿಟ್ರೆ ಇನ್ಯಾವುದು ಬರಲ್ಲ ಅವನಿಗೆ, ನೆನಪಿರುತ್ತೆ ನಮ್ಮವ್ರು ಅವರೇ. ಇವ್ ನಮ್ಮ ರಿಲೇಷನ್ ಯಾರೇ ಬಂದ್ರು ಇಂಥವರೇ ಬಂದವ್ರೆ ಅಂತ ಗೊತ್ತಾಗುತ್ತೆ, ನಮ್ಮ ರಿಲೇಷನ್ ಅಲ್ದೇ ಬೇರೆಯವರೇ ಬಂದ್ರೆ ಬೇರೆಯವರೇ ಬಂದವ್ರೆ ಅಂತ ಹೇಳ್ತಾನೆ. ಈಗ ಫೈನಾನ್ಸ್ಗಳೇನಾದ್ರು ತಗೊಂಡಿರೋರು ಪದೇ ಪದೇ ಬಂದವ್ರಿ ಫೈನಾನ್ಸ್ ಅವ್ರೆ ಅಂತ ಗೊತ್ತು, ಈ ಭಿಕ್ಷಕದವ್ರು ಬಂದ್ರೆ ಅವರು ಅಂತ ಗೊತ್ತು, ಈ ತರಕಾರಿಯವ್ರು ಬಂದ್ರೆ ತರಕಾರಿಯವ್ರು ಅಂತ ಗೊತ್ತು, ಎಲ್ಲ ತರ ಅಬ್ಸರ್ವೇಷನ್ ಚೆನ್ನಾಗೈತೆ ಅವ್ರಿಗೆ.
1: ಒಬ್ಬ ವಿಶೇಷ ಮಗುವಿನ ಸಾಕೋದು ತುಂಬಾ ಕಷ್ಟ. ಈ ನಿಟ್ಟಿನಲ್ಲಿ ಸಾಮಾಜಿಕ ಪರಿಸ್ಥಿತಿಗಳಿಂದ ಎದುರಾದ್ವಾ? ಈಗ ನೀವು ಥೆರಪಿ ಕರ್ಕೊಂಡು ಹೋಗ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗ್ತಿತ್ತ? ಏನು
0: ಹೇಳ್ಬೇಕಂದ್ರೆ ಜನಗಳೇ ಅಂದವ್ರೆ, ಈ ಮಗು ಇರೋದಕ್ಕೆ ಈ ತರ ಆಡ್ತಾಳೆ, ಇನ್ನೇನಾರು ಚೆನ್ನಾಗಿರೋ ಮಗು ಎತ್ತಿದ್ರು ಇನ್ಯಾವ ತರ ಆಡ್ತಿದ್ಲು, ಅವರು ಮಕ್ಳು ಎತ್ತಿದ್ರು ಆ ಮಾತಂದವ್ರೆ ಮಗುವಂತವ್ರೆ, ದೇವ್ರು ನನಗೆ ಕೊಟ್ಟಂಗೆ ಅವರು ಕೊಟ್ಟಿದ್ರೆ ಅವ್ರಿಗೂ ಗೊತ್ತಾಯ್ತಿತ್ತು, ದೇವ್ರು ಚೆನ್ನಾಗಿರ್ಸೋನೆ ಇರ್ಲಿ ಅವರು, ದೇವ್ರು ನನಗೆ ಕೊಟ್ಟಂಗೆ ಬೇರೆಯವ್ರಿಗೆ ಕೊಡೋದು ಬೇಡ, ನನಗೆ ಕೊಟ್ಟು ನಾನೇ ಅನ್ಭವಿಸ್ತೀನಿ, ಅವ್ರು ಚೆನ್ನಾಗಿರೋರು ಆ ಥರ ಆಡ್ಕೊತಾರೆ ಆಡ್ಕೊಳ್ಳಿ ಬಿಡಿ, ನನ್ನ ಗಂಡ ಒಬ್ರು ಸಪೋರ್ಟ್ ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿದೆ ಚೆನ್ನಾಗಿ ನೋಡ್ಕೊಳುತ್ತೆ.
1: ಟ್ರಾವೆಲಿಂಗ್ ಎಲ್ಲ ಮಾಡ್ಬೇಕಾದ್ರೆ ಕಷ್ಟ ಆಗ್ತಿತ್ತು ಅವ್ನ ಎತ್ಕೊಂಡು ಹೋಗೋದು? ಯಾವ ಥರ ನೀವು ಆರ್ಥಿಕ ಪರಿಸ್ಥಿತಿ ತೀರಾ ಕಡಿಮೆ ಇರ್ತಿತ್ತು ಅಂತ ಹೇಳ್ತಿದ್ರಿ, ನೀವು ಯಾವ ಥರ ಮ್ಯಾನೇಜ್ ಮಾಡ್ತಿದ್ರಿ?
0: ಮ್ಯಾಮ್ ಬಸ್ಸಲ್ಲಿ ಹೋಗ್ಬೇಕಂದ್ರೆ ಈ ಕಡೆಯಿಂದ ಎತ್ಕೊಂಡು ಕರ್ಕೊಂಡು ಹೋಗಿ ಬಂದ್ರು, ಇನ್ನು 2 ದಿನ ನನಗೆ ಸೊಂಟ ನೋವು ಬ್ಯಾಕ್ ಪೇನ್ ಬರ್ತಿತ್ತು, ಆಮೇಲೆ ಬೇಡ ಬಿಡು, ಆಮೇಲೆ ಹಸು ಸಹ ನಾವು ಜಮೀನು ಕೆಲಸ ಮಾಡೋದು, ಆಮೇಲೆ ಹಸುಗಳು ನೋಡ್ಕೊಂಡ್ರೆ ಬೆಳಿಗ್ಗೆ ಹೋದ್ರೆ ಸಂಜೆ ತನಕ ಇಬ್ರು ಅಲ್ಲೇ ಆಗ್ತಿತ್ತು, ಎಲ್ಲರೂ ಹೋದ್ರೆ ಕರ್ಕೊಂಡು ಹೋದ್ರೆ ಅವನ್ನ, ಆಮೇಲೆ ಇಬ್ರು ಗಾಡೀಲಿ ಹೋಗಿ ಗಾಡೀಲೇ ಬಂದ್ಬಿಡ್ತಿದ್ವಿ. ಆಮೇಲೆ ಏನಾರ ಜಾಸ್ತಿ ಈಗ ಸಮಸ್ಯೆ ಏನಾಗಿದೆ ಅಂದ್ರೆ ಈಗ ನಮ್ಗೆ ಹುಲಿ ಕಾಟ ಜಾಸ್ತಿ ಇದೆ, ಜಮೀನ ಹತ್ರ ಹಸುಗಳು ಬಿಟ್ಟು ಬರೋಕ್ಕಾಗಲ್ಲ, ಬಟ್ ಇವನು ಒಬ್ಬರೇ ಕರ್ಕೊಂಡು ಹೋಗಕ್ಕಾಗಲ್ಲ, ಹತ್ತಿ ಇಳಿಯೋ ಟೈಮಲ್ಲಿ ಹೆಂಗಾದ್ರೂ ಎತ್ಕೊಂಡು ಹೋಗ್ಬೋದು, ಹತ್ತು ಬೇಕಾದ್ರೆ ಇಳಿಬೇಕಾದ್ರೆ ಇವನು ಟೈಟ್ ಮಾಡೋಣ ಸಲ ನೀಗಿರ್ಬಿಟ್ಟು ಹೆಡ್ಕೊಂಡು ಬಿಡ್ತಾನೆ, ಹಂಗಾಗಿ ಈಗ ಬಸ್ಸಲ್ಲೆಲ್ಲ ಕರ್ಕೊಂಡು ಹೋಗೋದು ರೇರು, ಯಾವಾಗಲೂ ಹೆಚ್ಚು ಕಮ್ಮಿ ಈಗ ಒಂದು 5-6 ವರ್ಷದಿಂದ ಬಸ್ಸಲ್ಲೇ ಬಿಟ್ಬಿಟ್ಟಿದ್ದೀವಿ, ಗಾಡೀಲಿ ಹೋಯ್ತೀವಿ ಗಾಡೀಲಿ ಬರ್ತೀವಿ, ಇಲ್ಲಾಂದ್ರೆ ಯಾವ್ದಾದ್ರು ಕಾರ್ಗಳಿಗೆ ಹೇಳ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟು ಬರ್ತೇವೆ.
1: ಈಗ ಥೆರಪಿ ಎಲ್ಲ ಮಾಡ್ತಿದ್ರಲ್ಲ ಅಲ್ಲಿ, ಅದನ್ನ ಬಂದು ಮನೇಲಿ ಅಭ್ಯಾಸ ಮಾಡಿಸಿದ್ರ ಸ್ಪಂದಿಸ್ತಿದ್ರ ಅವರು?
0: ಮಾಡಿಸ್ತಿದ್ವಿ, ಅದನ್ನೆಲ್ಲ ಮಾಡಿಸ್ತಿದ್ರು, ಅವನು ಸ್ಪಂದಿಸ್ತಿದ್ದ, ಬಟ್ ಎಲ್ಲ ಫುಲ್ ಫ್ರೀ ಆಗಿತ್ತು ಅವಾಗ್ಲೂ, ಅವ್ನ ಕೈ ಕಾಲ ಅಲ್ಲಿ ಸರ್ಗುರು ವಿವೇಕಾನಂದದೆಲ್ಲ ಹೇಳ್ಕೊಡ್ಲಿ, ಇನ್ನು ಸ್ಪೀಚ್ ಆಗಿರಂಗೆ ಎಲ್ಲೇ ಹೇಳ್ಕೊಟ್ರು ಅದೇ ಥರ ನಾವು ಮಾಡ್ಕೊಂಡು ಬರ್ತಾ ಇದ್ವಿ, ಇವ್ರು ಮಾಡ್ತಾ ಇರ್ಬೇಕು, ನಾವುಗಳು ಆರೋಗ್ಯ ತಪ್ಪದ್ವಲ್ಲ, ಹಂಗಾಗಿ ನಾವು ಬಿಟ್ಬಿಟ್ವಿ, ಈಗ ಸ್ವಲ್ಪ ಟೈಟ್ನೆಸ್ ಐತೆ, ಈಗ ಮಾಡೋಕ್ಕೋಯ್ತು ಅಂದರೆ ಅಳ್ತಾನೆ, ಹಂಗಾಗಿ ಮಾಡ್ತಾ ಇಲ್ಲ ಅಷ್ಟೇ.
1: ಈ ನಿಟ್ಟಿನಲ್ಲಿ

0: ಈಗ ಒಬ್ಬ ವಿಶೇಷ ಮಗು ಇದೆ ಅಂತಂದ್ರೆ ಆ ಮನೆ ವಾತಾವರಣ ತುಂಬಾ ಅತ್ಯುತ್ತಮವಾಗಿರ್ಬೇಕು, ಪೂರಕವಾಗಿರ್ಬೇಕು. ಈ ನಿಟ್ಟಿನಲ್ಲಿ ಅವನು ಪೂರಕವಾಗಿ ನಿಟ್ಟಿನಲ್ಲಿ ಯಾವ ತರ ನೀವು ಕ್ರಿಯೇಟ್ ಮಾಡ ಅಂದ್ರೆ ಬದಲಾವಣೆಯನ್ನ ಮಾಡ್ಕೊಂಡಿದ್ದೀರಾ?
1: ಮಮ್ಮಿ ಇವಾಗ ಜಿಮ್ಮಿನಲ್ಲಿ ಆರಂಭ ಹಾಕಿದ್ರೆ ಪೂರ್ತಿ ಎಲ್ಲ ನಮ್ಗೆ ನವಿಲು, ಆನೆ, ಹಂದಿ, ಕಾಟಗಳೇ ಜಾಸ್ತಿ ಆಗೈತೆ. ಹಸುಗಳು ಸಾಕೊಂಡಿದೀವಿ, ಹಸುಗಳಿಂದಾನೆ ಜೀವನ ನಡೀತೈತೆ ನಮ್ದು. ಹಸುಗಳು ಮೇಯಿಸ್ಕೊಂಡು ಹಾಲು ತೆಗೆದು ಹಾಕೋದ್ರಿಂದಾನೆ ಜೀವನ ಎಲ್ಲರದೂ. ಇನ್ನು ಅವರು ನಮ್ಮ ಮನೆಯವ್ರಿಗೂ ಬ್ಯಾಕ್ ಪೇನ್ ಆಪ್ರೇಷನ್ ಆಗಿರೋದ್ರಿಂದ ಬಗ್ಗಾಡಿ ಕೆಲಸ ಮಾಡೋಕ್ಕಾಗಲ್ಲ. ಅತ್ತೆಗೆಲ್ಲ ಬ್ರೈನ್ ಸ್ಟ್ರೋಕ್ ಆಗೈತೆ, ಮಗು ನೋಡ್ಕೊಂಡು ಮನೇಲಿ ಇರ್ತಾರೆ. ನನಗೆ ಒಂದು 3 ಆಪ್ರೇಷನ್ ಆಗೈತೆ, ಆದ್ರೂ ಆದಷ್ಟು ನಮ್ಮ ಕೈಲಾದಷ್ಟು ಮಾಡ್ಕೊಂಡು ಹೋಗ್ತಾಯಿದೆ.
0: ನೀವು ಮತ್ತೆ ನಿಮ್ಮ ಸಮಸ್ಯೆ ಟೈಮು ಅವನಿಗೆಲ್ಲ ಕಂಪ್ಲೀಟ್ ಆಗಿ ಕೊಡ್ಬೇಕು, ಇದ್ರ ಮಧ್ಯೆ ಫ್ಯಾಮಿಲಿ ಹೇಗೆಲ್ಲ ನಿಭಾಯಿಸ್ತಾ ಇದ್ದೀರಾ ನೀವು?
1: ಮಮ್ಮಿ ಇವಾಗ ಅತ್ತೆ ಸಪೋರ್ಟ್ ಇದೆ, ಗಂಡನ ಸಪೋರ್ಟ್ ಇದೆ, ಹಂಗಾಗಿ ಅಷ್ಟು ಕಣ್ಣು ಬರ್ತಾ ಇಲ್ಲ. ಮನೇಲಿ ಯಾರಾದ್ರೂ ಈಗ ನನಗೆ ಏನಾರು ಟೈಮ್ ಆಯ್ತು, ನಾನು ಏನಾರು ಕೆಲಸ ಮಾಡ್ತೇನೆ, ನನಗೆ ಆಗಲ್ಲ ಅಂದ್ರೆ ಅತ್ತೆ ಫುಲ್ ಸಪೋರ್ಟ್, ಜಾಸ್ತಿ ಅತ್ತೆನೆ ನೋಡ್ಕೊಳ್ಳೋದು. ನಾನು ಹೊರಗಡೆ ಕೆಲಸ ಮಾಡ್ಕೊಂಡ್ರೆ ನೈಟ್ ಅಡುಗೆನೂ ಸುಧಾ ನಾನು ಮಾಡಲ್ಲ, ನಮ್ಮ ಅತ್ತೆನೆ ಮಾಡಿ ನನಗೆ ಕೊಡ್ತಾರೆ. ಹಂಗಾಗಿ ಅತ್ತೆ ಇರೋದ್ರಿಂದ ಒಂದು ಸ್ವಲ್ಪ ಧೈರ್ಯ ಚೆನ್ನಾಗೈತೆ, ಮಾಡ್ಕೊಂಡು ಹೋಯ್ತೀರಿ ಅನ್ನೋದು.
0: ನಿಮ್ಮ ಬೆನ್ನೆಲುಬು ನಿಮ್ಮ ಅತ್ತೆಯಾಗಿ ನಿಂತಿರೋದ್ರಿಂದ ನಿಮ್ಗೆ ಆ ಒಂದು ಕಷ್ಟ ಅನ್ನೋದು ಕಾಣಿಸ್ತಾ ಇಲ್ಲ.
1: ಇಲ್ಲ ಈಗ ಏನಾರು ರಿಲೇಷನ್ ಮನೆಗೋ, ಇಲ್ಲ ಅವ್ರ ಮಗ ಒಬ್ರು ಮೈಸೂರಲ್ಲಿ ಅವ್ರೆ ಮಗನ ಮನೆಗೋ ಮಗಳ ಮನೆಗೋ ಹೋದಾಗ 2-3 ದಿನ ಒಂಥರ ವಿಚಿತ್ರ ಹುಚ್ಚಿಡ್ದಂಗ ಆಗೋಗ್ಬಿಡುತ್ತೆ. ಇಲ್ಲಿ ಹಸುರು ಕರಿಬೇಕು, ಕಸ ಹಾಕ್ಬೇಕು. ನಮ್ಮ ಮನೆಯವರು ಬ್ಯಾಕ್ ಪೇನ್ ಆಪ್ರೇಷನ್ ಅಂದ್ರೆ ಜಾಸ್ತಿ ಕೆಲಸ ಮಾಡ್ಸಕ್ ಇಷ್ಟಪಡಲ್ಲ. ಅವರೆಲ್ಲಾರು ಹೋಯ್ತು ಅಂದ್ರೆ ಅವ್ರು ಬರೋಷ್ಟ್ರಲ್ಲಿ ಆ ಕೆಲಸ ಮಾಡ್ಬೇಕು, ಅದ್ರ ಮಧ್ಯದಲ್ಲಿ ಹೊಲದ ಹತ್ರ ಹೋಗ್ಬೇಕು, ಹಸುಗಳು ನೋಡ್ಬೇಕು. ಇಲ್ಲ ಹುಲ್ಕು ಈಗ ಹಸುಗಳು ಏನಾದ್ರು ಮನೇಲೆ ಕಟ್ಟಾಕಿತ್ತು ಅಂದ್ರೆ ಗಾಡಿ ತಗೊಂಡೋಗಿ ಹುಲ್ ತಗೊಂಡ್ಬರ್ಬೇಕು, ಅದನ್ನ ತಗೊಂಡ್ ಮನೇಲಿ ಹಾಕ್ಬೇಕು, ಮತ್ತೆ ಸಂಜೆ ಹಾಲು ಕರಿಬೇಕು, ಅಡುಗೆ ಮಾಡ್ಬೇಕು, ಮನೆ ಕೆಲಸ ಮಾಡ್ಬೇಕು, ಚಿಕ್ಕೋಳು ನೋಡ್ಕೋಬೇಕು. ಇವೆಲ್ಲ ಅದ್ರ ಮಧ್ಯದಲ್ಲಿ ಇವನಂತು 1-1.5 ಗಂಟೆ ಊಟಕ್ಕಂತೂ ಬಿಡ್ಲೇಬೇಕು ಅವ್ರಿಗೆ. ಎಷ್ಟೇ ಕೆಲಸ ಇದ್ರು 1-1.5 ಗಂಟೆ ಬಿಡ್ಲೇಬೇಕು ಅವ್ರಿಗೆ ಊಟಕ್ಕೆ. ಬೇಗ ತಿನ್ನೋದು ಇಲ್ಲ, ಅದ್ರಲ್ಲಿ ಏನಾದ್ರು ಕೋಪ ಬಂತು ಬೇಗ ತಿನ್ಕೋ ಅಂದ್ರೆ 2 ಗಂಟೆ ಮಾಡ್ತಾರೆ, ಹಠನೇ ಮಾಡ್ತಾನೆ, ತಿನ್ನದೇ ಇಲ್ಲ, ಹೋಗು ಹೋಗು ಅನ್ಕೊಂಡು ನಮ್ಗೆ ಹೊಡಿತೇನೆ ಅವಾಗ.
0: ಈ ನಿಟ್ಟಿನಲ್ಲಿ ಮ್ಯಾಮ್ ವಿಶೇಷ ಮಗುವನ್ನ ಕೆಲವರು ನೋಡ್ಕೊಳ್ದೆ ಬಿಟ್ಬಿಟ್ಟಿರ್ತಾರೆ, ಶಾಪ ಅಂತ ಕೆಲವ್ರು ಭಾವಿಸ್ತಾರೆ. ಈ ನಿಟ್ಟಿನಲ್ಲಿ ಅಂತ ಮಕ್ಳಿಗೆ ನೀವೇ ನೀಡ್ತೀರಾ ಮ್ಯಾಮ್?
1: ಮ್ಯಾಮ್ ಇವಾಗ ಹೇಳ್ಬೇಕಂದ್ರೆ ನಮ್ಮ ಅತ್ತೆ ಕಡೆದು ಸ್ವಲ್ಪ ದೂರದ ರಿಲೇಷನ್ ಅಲ್ಲೇ ಇದ್ದ ಮಗು, ಸ್ವಲ್ಪ ನಾನು ನೋಡಿಲ್ಲ ಆ ಪಾಪನ್ನ, ಮಂಕಿ ರೂಪದಲ್ಲಿ ಇದ್ದ ಅಂತೇಳಿ ಅವರೇ ಇಂಜೆಕ್ಷನ್ ಕೊಟ್ಟು ಸಾಯಿಸಿರೋದು ಆಯ್ತು ನಮ್ಮ ದೂರದ ರಿಲೇಷನ್ ಅತ್ತೆ ಕಡೆದು. ಅಂಥದ್ರಲ್ಲಿ ಅವ್ರು ಹೇಳ್ತಾರೆ, ಅವ್ರು ಈಗಲೂ ಹೇಳ್ತಾರೆ, ಅವರ ನೆಕ್ಸ್ಟ್ 2 ಮಕ್ಕಳೇನೋ ಮಾಡ್ಕೊಳೋರು ಆ ಮಗು ಇದಾದ್ಮೇಲೆ, ನಿಮ್ಮ ಮಗು ಇನ್ನೂ ತನಕ ನೋಡ್ಕೊತಾ ಇದ್ದೀರಾ, ಅವನು ಮತ್ತು ಈ ಪಾಪ ಒಂದೇ ವರ್ಗ ಇದು ಅವಾಗ. ಆವಾಗ ನಿಮ್ಮ ಪಾಪ ಚೆನ್ನಾಗೈತೆ ಬಿಡಿ, ನಮ್ಮ ಪಾಪ ನೋಡೋಕ್ಕೆ ಆಯ್ತಿರ್ಲಿಲ್ಲ ಆಯ್ತಿರ್ಲಿಲ್ಲ ಅಂತ ಹೇಳಿದ್ರು. ಬಟ್ ಏನು ಹೇಳ್ಬೇಕಂದ್ರೆ ಬೇರೆ ಮಕ್ಕಳಿಗಿಂತ ನಮ್ಮ ಮಗ ಬೆಸ್ಟು, ದೇವ್ರು ಕೊಟ್ಟಿರೋದು, ನಾವ್ಯಾರಿಗೂ ಇದು ಮಾಡೋಕ್ಕಾಗಲ್ಲ. ಜನಗಳು 1000 ಅನ್ಬೋದು, 1000 ಹೇಳ್ಬೋದು, ಹೇಳೋರು ಬಂದು ಮಾಡಲ್ಲ, ಮಾತಾಡೋರು ಬಂದು ಮಾಡಲ್ಲ, ನೋಡೋರು ಮಾಡಲ್ಲ, ಆಡ್ಕೊಳ್ಳೋರು ಮಾಡಲ್ಲ, ಅನ್ನೋರು ಮಾಡಲ್ಲ. ನನ್ನ ಗಂಡ ಅನ್ಬೇಕು, ನಾನು ಮಾಡಬೇಕು, ಇವೆರಡೇ ನಮ್ಮಲ್ಲಿರೋದು. ನಮ್ಮಿಬ್ರು, ನನ್ನ ಗಂಡ ಸಪೋರ್ಟ್ ನನಗೈತೆ, ನನ್ನ ಸಪೋರ್ಟ್ ನನ್ನ ಗಂಡಗೈತೆ. ಹಾಗಾಗಿ ಅತ್ತೆ ಮನೇಲಿ ನೋಡ್ಕೊಳ್ಳೋದ್ರೆ ನಾವು ಡೈಲಿ ಬೆಳಗ್ಗೆ ಹೋದ್ರೆ ಸಂಜೆ ಒಂದಿಂದ ಬರೋದು. ಇವತ್ತು ಏನೋ ಒಂದು ಸ್ವಲ್ಪ ಸೌಂಡ್ ಏನೋ ಹುಲಿದು ಸೌಂಡ್ ಆಯ್ತು ಅಂದ್ಬಿಟ್ಟು ಮನೆಗೆ ಬಂದಿದ್ದೀವಿ ಅಷ್ಟೇ, ಇಲ್ಲಾಂದ್ರೆ ನಾನು ಇವತ್ತು ನಿಮ್ಗೆ ಸಿಗ್ತಾನೂ ಇರಲಿಲ್ಲ, ಬಟ್ ಜಮೀನ್ ಹತ್ರನೇ ಇರ್ತಿದ್ದೋ.
0: ಈ ನಿಟ್ಟಿನಲ್ಲಿ ಮ್ಯಾಮ್ ವಿಶೇಷ ಮಕ್ಕಳು ದೇವರ ಪ್ರತಿರೂಪ ಅಂತ ಹೇಳ್ತಾರೆ, ಈ ನಿಟ್ಟಿನಲ್ಲಿ ನಿಮ್ಮ ಮಗನನ್ನ ನೋಡ್ಕೊಳ್ಳೋ ನಿಮ್ಗೆ ಕಷ್ಟ ಆಗ್ತಿದೆಯಾ?
1: ಕಷ್ಟ ಅಂತ ಆಗಿಲ್ಲ ಮ್ಯಾಮ್, ನನಗೆ ಕಷ್ಟ ಅಂತಾನೆ ಅನಿಸ್ತಾ ಇಲ್ಲ. ಒಟ್ಟಲ್ಲಿ ಅವನಿಂದ ಹೇಳ್ಬೇಕಂದ್ರೆ ನಾವು ಬದುಕ್ತಾ ಇದೀವಿ ಅಂತ ಅನ್ಕೋಬಹುದು ಅಷ್ಟೇ. ಅವನೇ ಎನಿವನ್, ಈಗ ಅವನಿಗೆ ಸಂಬಳ ಬರುತ್ತಲ್ಲ, ಫೆನ್ಸರ್ ಬರುತ್ತೆ, ಅದು ನನ್ನ ತಂಗಿಗೆ ಆ ಹೇಳಕ್ ಇಡು ಅಂತ ಹೇಳ್ತಾನೆ. ಅವ್ಳ ತಂಗಿನ ಆ ಹೇಳಕ್ ಅದನ್ನ ಇಡ್ಬೇಕಂತ ನಾನು. ಮತ್ತೆ ಸರ್ಗುರು ವಿವೇಕಾನಂದೆಲ್ಲ ಫ್ರೇಜಸ್ ಎಲ್ಲ ಕೊಡ್ತಿದ್ರು ಅವಾಗ, ಆಟಕ್ಕೆಲ್ಲ ಕರ್ಕೊಂಡೋಗಿ ಆಟದಲ್ಲಿ ಗೆದ್ರೆ, ಏಯ್ ಏಯ್ ನಂಗ ನಂಗ ತಂಗಿ ಆ ನಿನ್ ತಂಗಿ ಆ ಹೇಳ್ತಾಳೆ, ಅವಳಿಗೇನಕ್ಕೆ ಅಂದ್ರೆ ಆಮೇಲೆ ಓದಿ ತಂಗಿ ಮದುವೆ ಮಾಡಿದ್ಮೇಲೆ ಕೊಡ್ಬೇಕಂದ್ರೆ ಹೂ ಅಂತ ಹೇಳ್ತಿದ್ದ. ಅವ್ನ ಪಾತ್ರೆಗಳು ಇಲ್ಲಿ ತಗ್ಗರಿಸ್ದ ಒಂದು ಮುಟ್ಟು ನೋಡಿಲ್ಲ, ಎಲ್ಲ ನಂಗೆ ಇಟ್ಟಿದ್ದೀನಿ ಮಗ, ಗೆದ್ದಿರೋದೆಲ್ಲ ಹಾಗೆ ಇಟ್ಟಿದ್ದೀನಿ ಬಾಕ್ಸಲ್ಲಿ.
0: ಸ್ಪೋರ್ಟ್ಸ್ ಎಲ್ಲ ಕಾಂಪೀಟ್ ಮಾಡ್ತಿದ್ರು
1: ಮಾಡ್ತಿದ್ವಿ.
0: ಈ ನಿಟ್ಟಿನಲ್ಲಿ ಮ್ಯಾಮ್ ಈಗ ಹಾಸ್ಪಿಟ್ಲ್ ಕಡೆಯಿಂದ ಏನಾದ್ರು ಅವನಿಗೆ ಸಲಕರಣೆಗಳೇನಾದ್ರು ಸಿಕ್ಕಿದ್ಯಾ?
1: ಸಿಕ್ಕೈತೆ ನನಗೆ, ವೀಲ್ ಚೇರ್ ಸಿಕ್ಕೈತೆ, ಮತ್ತು ಆಟ ಸಾಮಾನುಗಳು ಸಿಕ್ಕೈತೆ, ವಾಟರ್ ಬೆಡ್ಗಳು ಸಿಕ್ಕೈತೆ, ಗೆಟರ್ ಸಿಕ್ಕೈತೆ, ಕಾಲ್ಗೆ ಶೂ ಸಿಕ್ಕೈತೆ, ಮತ್ತು ಕಾಲ್ಗೆ ಹಾಕೋ ಶೂ ಅದ್ರ ಜೊತೆ ಶೂ ಹಾಕೋದು ಅದು ಎಲ್ಲ ಸಿಕ್ಕೈತೆ ಮ್ಯಾಮ್. ನಿಮಗೆ
0: ಉಪಯೋಗ ಆಗ್ತಿತ್ತಾ ಅವ್ನ ಬೆಳವಣಿಗೆಗೆ ಅವೆಲ್ಲ?
1: ಆಗ್ತಿತ್ತು ಮ್ಯಾಮ್, ಹಾಕಿದ್ರೆ ಏನು ಗೊತ್ತಾ, ನಾ ಹಾಕ್ಬಿಟ್ರೆ ಸ್ವಲ್ಪ ತುಂಬ ಹೊತ್ತು ಸುಮ್ಮನೆ ಇರೋನು, ಆ ತೆಗೆದ್ಮೇಲೆ ಕಾಲೆಲ್ಲ ಎಳೆದಾಡೋ ಹೊತ್ತಲ್ಲಿ ನೋವು ಬರ್ತಿತ್ತಲ್ಲ, ಅವಾಗ ತುಂಬ ಅಳ್ತಿದ್ದ. ನಮ್ಮ ಮನೇಲಿ ಬಿಡು ಅವ್ನು ಹಣೆ ಬರಂಗೈತೆ, ಸುಮ್ಮನೆ ಹಾಕಿ ಹಾಕಿ ಅವ್ನ ಮನ್ಸಿಗೆ ನೋವು ಮಾಡ್ತೀಯ, ಆಮೇಲೆ ಅವ್ನು ಏನಾರು ಹಠ ಮಾಡ್ತಾನೋ ಅದು ತತ್ತು ಅಂದ್ರೆ ಫುಲ್ ಸೈಲೆಂಟ್ ಆಗ್ಬಿಡ್ತಿದ್ದ, ಗುಂಬಚ್ಚಿ ಮರಿ ಥರ ಸುಮ್ಮ ಮಲ್ಕೊಂಬಿಡೋನು. ನೀನು ಇದು ಹಾಕಿ ಹಾಕಿ ಅವನನ್ನು ಎದುರಿಸ್ತಿದ್ಯಾ ಬಿಡು ಪಾಪ, ಅವ್ನ ಮನಸ್ಸಲ್ಲಿ ಏನಂತ ಯಾವ ಥರ ತಿಳ್ಕೊಂಡು ಆಮೇಲೆ ಅವ್ನ ಫುಲ್ ತುಂಬ ರ್ಯಾಶ್ ಆಗ್ಬಿಡ್ತಾನೆ, ಎಷ್ಟೇ ಸಮಾಧಾನ ಬಂದರೂ ಮಾಡೋಕ್ಕಾಗಲ್ಲ. ನೀನದ ಬೇರೆ ತರ ತಿಳ್ಕೊಬಿಟ್ಟವ್ರು ರ್ಯಾಶ್ ಮಾಡ್ಕೊಂಡವ್ರು ನಿನ್ನದ್ ಕೆಟ್ಟೊಳಗ್.

0: ತಿಳ್ಕೊತಾರೆ ಬೇಡ ಬಿಟ್ಬಿಡು, ಅದ್ರಿಗೆ ಹಾಕೋದೆಲ್ಲ ಬಿಟ್ಬಿಟ್ಟಿದ್ದೆ.
1: ಸೊ ಅವನಿಗೆ ಸಿ ಪಿ ಸಮಸ್ಯೆ ಬಿಟ್ಟು ಇನ್ನೂ ಅದರ ಥರ ಏನಾದ್ರು ಸಮಸ್ಯೆ ಇದೆಯಾ? ಅವ್ನು
0: ಬಿಡಿಸಿದ್ದಾರೆ ಅವನಿಗೆ, ಅವನಿಗೆ ಆಯ್ತು ಮೇಲೆ ಒಂದು 10 ವರ್ಷದಿಂದನೇ ಆಗೈತೆ.
1: ಚಿಕಿತ್ಸೆ ಏನಾದ್ರು ಕೊಡಿಸ್ತಾ ಇದ್ರೆ? ಏನು
0: ಕೊಡಿಸ್ತಾ ಇದ್ದೀವಿ ಮ್ಯಾಮ್, ನಿರಂತರವಾಗಿ ಕೊಡಿಸ್ತಾ ಇದ್ದೀವಿ, ಅದು ಕೊಡಿಸಿದ್ರೂ ಬರ್ತಾನೆ ಇದೆ.
1: ಈ ನಿಟ್ಟಲ್ಲಿ ಮ್ಯಾಮ್, ವಿಶೇಷ ಮಕ್ಕಳ ಪೋಷಕರಾಗಿ ನೀವು ಅವರನ್ನ ಇಷ್ಟು ಚೆನ್ನಾಗಿ ಗೈಡ್ಲೈನ್ಸ್ ಮಾಡಿಕೊಂಡು, ಇಷ್ಟು ಚೆನ್ನಾಗಿ ಕೇರ್ ಮಾಡಿಕೊಂಡು ನೋಡ್ಕೊಂಡಿದ್ದೀರಾ, ಇತರೆ ಪೋಷಕರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಕೆಲವರು ನೋಡ್ಕೊಳ್ಳದೆ ಮೂಲೆ ಗುಂಪಾಗಿ ನಾಲ್ಕು ಗೋಡೆನೇ ಅವರ ಪ್ರಪಂಚ ಅಂತ ಮಾಡಿರ್ತಾರೆ, ಈ ನಿಟ್ಟಿನಲ್ಲಿ ಅಂಥ ಪೋಷಕರಿಗೆ ನೀವೇನು ಹೇಳ್ತೀರಾ?
0: ಅದು ಮಾಡೋದು ತಪ್ಪು ಮ್ಯಾಮ್, ಯಾರು ಬೇಕು ಅಂತ ಮಾಡ್ಕೊಳಕ್ಕೆ ಹೋಗಲ್ಲ. ಅವ್ರವ್ರ ಹಣೆ ಬರ್ದಲ್ಲಿ ದೇವರು ಏನು ಬರೆದು ಕಳಿಸಿರ್ತಾರೆ ಅದು ಅಷ್ಟೇ ಇರೋದು. ಅಂಥ ಮಕ್ಕಳನ್ನ ಯಾರು ರೆಸ್ಪಾನ್ಸ್ ಮಾಡ್ದೇ ನೆಗ್ಲೆಕ್ಟಾಗಿ ನೋಡ್ಕೊಳ್ತಾರೆ, ಅವರಿಗೆ ಭಗವಂತನೇ ಪಾಠ ಕಲಿಸ್ತಾರೆ ಮ್ಯಾಮ್. ದೇವರನ್ನಂತೂ ನಾವು ಪ್ರತ್ಯಕ್ಷವಾಗಿ ನೋಡೋಕ್ಕೋಗಲ್ಲ. ಇವು ಇಂಥ ಮಕ್ಕಳು ಒಂದು ಬಾಯ್ಬಿಟ್ಟು ಮಾತಾಡಲ್ಲ, ಒಂದು ಏನು ಹೇಳ್ಕೊಳ್ಳಲ್ಲ, ಅವಕ್ಕೆ ತಿನ್ನಬೇಕು ಅಂದರೂ ಹೇಳ್ಕೊಳ್ಳಲ್ಲ, ನನಗೆ ಇಂಥ ವಸ್ತು ಬೇಕು ಅಂದ್ರೂ ಹೇಳ್ಕೊಳ್ಳಲ್ಲ. ನಾವಾದರೂ ಅದು ಬೇಕು ಇದು ಬೇಕು, ನಾವು ಅಂಥದ್ದೇ ಹಾಕೋಬೇಕು, ನಮ್ಗೆ ಅಂಥದ್ದೇ ಬಟ್ಟೆ ಬೇಕು, ಅಂಥದ್ದೇ ಊಟ ಬೇಕು. ಈಗ ನಾನೇ ಹೇಳ್ತೀನಿ ನನ್ನ ಚಿಕ್ಕ ಮಗಳಿಗೆ, ಲಚ್ಚಿ ನಂಗೆ ಇದೇ ಬೇಕು ಬಾಕ್ಸ್ಗೆ ಅಂತೇಳಿ ಲಚ್ಚೋಣ ಏನು ಕೇಳ್ತಾರೆ, ನಾವು ಕೊಟ್ಟು ತಿನ್ನಿಸ್ತಾನೆ ತಾನೆ, ಆ ಥರ ಏನಾದ್ರು ನೀನು ಇದು ಮಾಡ್ತಾ ಇದೀವೋ, ನಾವು ಚೆನ್ನಾಗಿ ನೋಡ್ಕೊತಾ ಇದೀವಲ್ಲ, ಅದು ಹಚ್ಚೋಣ ಥರ ಆದರೆ ಏನು ಮಾಡ್ತೀವಿ ಅಂತ ಹೇಳ್ತೀನಿ. ಹಾಗಂತಲೇ ಅಮ್ಮ ಸುಂದರಮ್ಮ ಆಯಿತು ಅಂತ ಹೇಳ್ತಾಳು. ಬೇರೆಯವರು ಇಂಥ ಮಕ್ಕಳನ್ನ ಕಡ್ಸಕ್ಕೆ ಹೋಗಬಾರ್ದು. ಏನೇ ಇದ್ರೂ ನಾ ಎದ್ದು ಓಡಾಡೋ ಮಕ್ಕಳಿಗಿಂತ ಚೆನ್ನಾಗಿ ನೋಡ್ಕೋಬೇಕು. ಯಾಕೆ ಅಂದರೆ ಅವನು ಒಂದು ಇಷ್ಟ ಆಗೈತೆ ಅಂತ ನಾವೆಲ್ಲ ತಿಂತೀವಿ, ಅವ್ರು ಏನು ಹೇಳ್ಕೊಳ್ಳಲ್ಲ. ಅಂಥ ಟೈಮಲ್ಲಿ ಅವನು ದೇವರು ಎಲ್ಲ ಮಕ್ಕಳು ಎಲ್ಲರೂ ಹೇಳ್ತಾರೆ ತಂದೆ ತಾಯಿನ ಮಕ್ಕಳು ನೋಡ್ಕೋಬೇಕು ಅಂತ. ದೇವರು ಮಕ್ಕಳನ್ನೇ ತಂದೆ ತಾಯಿ ನೋಡ್ಕೊಳ್ಳೋ ಥರ ಕೊಟ್ಟವ್ರೆ ಅಂದರೆ ಎಲ್ರಿಗೂ ಕೊಡಲ್ಲ, ನೂರಕ್ಕೊಬ್ರಿಗೆ ಕೊಡೋದು. ಅಂಥ ಮಕ್ಕಳು ಇರೋರೆಲ್ಲ ಚೆನ್ನಾಗಿ ನೋಡ್ಕೋಬೇಕದು ಅಷ್ಟೇ ನಾನು ಹೇಳೋದು.
1: ವಿಶೇಷ ಮಕ್ಕಳು ದೇವರ ಪ್ರತಿರೂಪ, ಈ ನಿಟ್ಟಲ್ಲಿ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಾವು ಯಾವ ದೇವರ ಪೂಜೆನೂ ಅವಶ್ಯಕತೆ ಇಲ್ಲ, ಅವರೇ ಒಂದು ದೇವರು, ಅವರ ಪ್ರತಿರೂಪನೇ ನಮ್ಮ ಒಂದು ಖುಷಿಯಾಗಿರುತ್ತೆ ಅಂತ. ಈ ನಿಟ್ಟಲ್ಲಿ ತುಂಬ ಚೆನ್ನಾಗಿ ಸಾಕಷ್ಟು ಮಾಹಿತಿಯನ್ನು ನಿಮ್ಮ ಮಗನ ಬಗ್ಗೆ ಹಾಗೂ ನಿಮ್ಮ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು.
0: ಥ್ಯಾಂಕ್ ಯು.

0: ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ. ವಿಶೇಷವಾಗಿ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಒಬ್ಬ ಪೋಷಕರ ಪಾತ್ರ ಎಷ್ಟೆಲ್ಲ ಅಗತ್ಯವಾಗಿರುತ್ತೆ, ಹಾಗೆ ಎಷ್ಟೆಲ್ಲ ಸಮಸ್ಯೆಯಿಂದ ಕೂಡಿರುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ತಮ್ಮ ಮಾಹಿತಿಯನ್ನ ಹಂಚಿಕೊಂಡವರು ಹೆಚ್ ಡಿ ಕೋಟೆ ತಾಲೂಕಿನ ಕೇಳ್ತೊರೆ ಗ್ರಾಮದ ಶ್ರೀಮತಿ ದಾಕ್ಷಾಯಿಣಿಯವರು. ಇಲ್ಲಿಗೆ ಈ ಒಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ, ಇದು ನಿಮ್ಮ ಧ್ವನಿ, ಮೋರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ. ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
1: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
0: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
1: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
0: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
1: ದಿವ್ಯಾಂಗ ದೀಪ್ತಿ.
2: ಇದುವರೆಗೂ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಅನುಭವ ಕುರಿತು ಹೆಚ್ ಡಿ ಕೋಟೆ ತಾಲೂಕಿನ ಕೆ ಎಡ್ತೊರೆ ಗ್ರಾಮದ ಶ್ರೀಮತಿ ದ್ರಾಕ್ಷಾಯಿಣಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಕುಮಾರಿ ಸ್ಫೂರ್ತಿರವರು.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು ನಾವು ಮಾತನಾಡಲಿರುವ ವಿಷಯ ಫೇಕ್ ಜಾಬ್ ಆಫರ್, ಅಂದರೆ ನಕಲಿ ಉದ್ಯೋಗಾವಕಾಶಗಳ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆ. ಇತ್ತೀಚೆಗೆ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ಜಾಬ್, ತಿಂಗಳಿಗೆ 50,000 ಸಂಬಳ, ಯಾವುದೇ ಅನುಭವ ಬೇಡ ಎಂಬ ಸಂದೇಶಗಳು ವಾಟ್ಸಪ್, ಟೆಲಿಗ್ರಾಮ್, ಎಸ್ಎಂಎಸ್, ಇಮೇಲ್ ಮೂಲಕ ಬರುತ್ತಿವೆ. ಹಲವರು ಉದ್ಯೋಗದ ಆಸೆಯಿಂದ ಮೋಸಕ್ಕೆ ಒಳಗಾಗುತ್ತಿದ್ದಾರೆ. ಹಾಗಾದರೆ ಈ ಫೇಕ್ ಜಾಬ್ ಆಫರ್ಗಳು ಹೇಗೆ ನಡೆಯುತ್ತವೆ ಮತ್ತು ನಾವು ಹೇಗೆ ತಪ್ಪಿಸಿಕೊಳ್ಳಬೇಕು ನೋಡೋಣ.
1: ಫೇಕ್ ಜಾಬ್ ಆಫರ್ ಎಂದರೇನು? ನಕಲಿ ಕಂಪನಿಗಳ ಹೆಸರಿನಲ್ಲಿ ಅಥವಾ ಪ್ರಸಿದ್ಧ ಕಂಪನಿಗಳ ಲೋಗೋ ಬಳಸಿ ಉದ್ಯೋಗ ಕೊಡುತ್ತೇವೆ ಎಂದು ಹೇಳಿ ಹಣ ಕಸಿದುಕೊಳ್ಳುವುದು, ಇದನ್ನೇ ಫೇಕ್ ಜಾಬ್ ಆಫರ್ ಎನ್ನುತ್ತಾರೆ. ಅವರು

0: ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ, ನಿಮ್ಮ ರೆಸ್ಯೂಮ್ ಆಯ್ಕೆಯಾಗಿದೆ, ಇಂಟರ್ವ್ಯೂನ ಅಗತ್ಯವಿಲ್ಲ, ಮೊದಲು ರಿಜಿಸ್ಟ್ರೇಷನ್ ಫೀಸ್ 2,000 ರು ಪಾವತಿಸಿ, ಟ್ರೈನಿಂಗ್ ಫೀಸ್ ಪ್ರೊಸೆಸಿಂಗ್ ಫೀಸ್ ಕೊಡಿ. ಹೀಗೆ ಹೇಳಿ ಹಣ ಕೊಟ್ಟ ನಂತರ ಫೋನ್ ಸ್ವಿಚ್ ಆಫ್ ಮಾಡಿ ಇಮೇಲ್ ಬ್ಲಾಕ್ ಮಾಡಿ ಮೆಸೇಜ್ಗಳಿಗೆ ಉತ್ತರವೇ ಇಲ್ಲದ ಹಾಗೆ ಮಾಡುತ್ತಾರೆ. ಸಾಮಾನ್ಯ ಫೇಕ್ ಜಾಬ್ ಸ್ಕ್ಯಾಮ್ಗಳ ವಿಧಗಳು ಹೀಗಿವೆ: ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್, ಡೇಟಾ ಎಂಟ್ರಿ, ಲೈಕ್ ಶೇರ್ ಕೆಲಸ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡುವ ಕೆಲಸ ಎಂದು ಹೇಳಿ ಹಣ ಕೇಳುವುದು. ಪಾರ್ಸಲ್ ಅಥವಾ ಕೊರಿಯರ್ ಜಾಬ್ ಸ್ಕ್ಯಾಮ್, ಕಂಪನಿಯ ಪಾರ್ಸಲ್ ನಿಮ್ಮ ಮನೆಗೆ ಬರುತ್ತದೆ, ಅದನ್ನು ಮುಂದಕ್ಕೆ ಕಳುಹಿಸಿ ಎಂದು ಹೇಳಿ KYC ಮಾಹಿತಿ ಪಡೆದುಕೊಳ್ಳುವುದು. ನಕಲಿ ಕಂಪನಿ ಇಮೇಲ್ಗಳು, ಪ್ರಸಿದ್ಧ ಕಂಪನಿಗಳ ಹೆಸರಿನಲ್ಲಿ ನಕಲಿ ಇಮೇಲ್ ID ಬಳಸಿ ಆಫರ್ ಲೆಟರ್ ಕಳಿಸುವುದು. ವಿದೇಶ ಉದ್ಯೋಗ ಸ್ಕ್ಯಾಮ್, ದುಬೈ ಅಥವಾ ಕೆನಡಾ ಜಾಬ್ ಹೆಸರಿನಲ್ಲಿ ವೀಸಾ, ಮೆಡಿಕಲ್, ಪ್ರೊಸೆಸಿಂಗ್ ಫೀಸ್ ಕೇಳುವುದು. ಟಾಸ್ಕ್ ಬೇಸ್ಡ್ ಆ್ಯಪ್ ಸ್ಕ್ಯಾಮ್, ಮೊದಲು ಚಿಕ್ಕ ಹಣ ಕೊಡುತ್ತಾರೆ, ನಂತರ ದೊಡ್ಡ ಮೊತ್ತದ ಹಣವನ್ನು ಹೂಡಲು ಹೇಳುತ್ತಾರೆ.
1: ಎಚ್ಚರಿಕೆಯ ಸೂಚನೆಗಳು ಹೀಗಿವೆ: ಇಂಟರ್ವ್ಯೂ ಇಲ್ಲದೆ ನೇರ ಉದ್ಯೋಗ ಕೊಡುವುದು, ಮೊದಲು ಹಣ ಕೇಳುವುದು, ಜಿಮೇಲ್ ಅಥವಾ ಯಾಹೂ ಇಮೇಲ್ ಮೂಲಕ ಅಧಿಕೃತ ಆಫರ್ ಕಳುಹಿಸುವುದು, ತುಂಬ ಹೆಚ್ಚು ಸಂಬಳದ ಭರವಸೆ ನೀಡುವುದು ಹಾಗೂ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಲು ಒತ್ತಡ ಹೇರುವುದು. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಿಜವಾದ ಕಂಪನಿ ಕೆಲಸ ಕೊಡುವ ಮೊದಲು ಹಣ ಕೇಳುವುದಿಲ್ಲ.
2: ಯುವಕರೇ ಯಾಕೆ ಹೆಚ್ಚು ಗುರಿಯಾಗುತ್ತಾರೆ? ನಿರುದ್ಯೋಗ ಸಮಸ್ಯೆ, ಬೇಗ ಹಣ ಗಳಿಸುವ ಆಸೆ, ಸಾಮಾಜಿಕ ಜಾಲತಾಣಗಳ ಪ್ರಭಾವ, ವಿದೇಶದಲ್ಲಿ ಕೆಲಸ ಮಾಡುವ ಕನಸು, ಸ್ಕ್ಯಾಮರ್ಗಳು ನಮ್ಮ ಕನಸುಗಳನ್ನು ಬಳಸಿಕೊಳ್ಳುತ್ತಾರೆ.
0: ಹಾಗಾದರೆ ಹೇಗೆ ಸುರಕ್ಷಿತರಾಗಬೇಕು? ಕಂಪನಿಯ ಅಧಿಕೃತ ವೆಬ್ಸೈಟ್ ಅನ್ನು ಪರಿಶೀಲಿಸಬೇಕು, ಕಂಪನಿಯ ಅಧಿಕೃತ ಡೊಮೇನ್ ಇಮೇಲ್ ಇದೆಯಾ ನೋಡಬೇಕು, ಗೂಗಲ್ನಲ್ಲಿ ಕಂಪನಿಯ ಬಗ್ಗೆ ಮಾಹಿತಿ ಹುಡುಕಬೇಕು, ಲಿಂಕ್ಡ್ಇನ್ ಪ್ರೊಫೈಲ್ ಪರಿಶೀಲಿಸಬೇಕು, ಯಾವುದೇ ಫೀಸ್ ಪಾವತಿಸಬಾರದು, ಕುಟುಂಬದವರ ಜೊತೆ ಚರ್ಚಿಸಬೇಕು. ಒಂದು ಸರಳ ನಿಯಮ, ಯಾವುದೇ ಉದ್ಯೋಗಕ್ಕಾಗಿ ಹಣವನ್ನು ಕೊಡಬಾರದು. ಹಾಗಾಗಿಯೂ ಮೋಸವಾದರೆ ಏನು ಮಾಡಬೇಕು? ತಕ್ಷಣ ಬ್ಯಾಂಕ್ಗೆ ಮಾಹಿತಿಯನ್ನು ನೀಡಬೇಕು, 1930 ಸೈಬರ್ ಕ್ರೈಂ ಹೆಲ್ಪ್ಲೈನ್ಗೆ ಕರೆ ಮಾಡಿ ವಿಷಯ ತಿಳಿಸಬೇಕು, cybercrime.gov.in ದೂರು ದಾಖಲಿಸಬೇಕು, ಎಲ್ಲ ಚಾಟ್ ಇಮೇಲ್ ಪಾವತಿಸಿದ ರಸೀದಿಯನ್ನು ಉಳಿಸಿಕೊಳ್ಳಬೇಕು. ಬೇಗ ಕ್ರಮ ತೆಗೆದುಕೊಂಡರೆ ಹಣ ಮರಳಿ ಸಿಗುವ ಸಾಧ್ಯತೆ ಇರುತ್ತದೆ.
3: ಇದಕ್ಕೆ ಒಂದು ನೈಜ ಉದಾಹರಣೆ, ಒಬ್ಬ ವಿದ್ಯಾರ್ಥಿಯು ಡೇಟಾ ಎಂಟ್ರಿ ಜಾಬ್ ಹೆಸರಿನಲ್ಲಿ ಸಂದೇಶ ಬಂತು, 3,000 ರು ರಿಜಿಸ್ಟ್ರೇಷನ್ ಫೀಸ್ ಕೊಟ್ಟರು, ನಂತರ 15,000 ಪೆನಲ್ಟಿ ಹಾಕಿದರು, ಕೊನೆಗೆ ಒಟ್ಟು 50,000 ಕಳೆದುಕೊಂಡರು. ಇಂತಹ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಸ್ನೇಹಿತರೆ, ಉದ್ಯೋಗ ಜೀವನದಲ್ಲಿ ಬಹುಮುಖ್ಯ, ಆದರೆ ತಪ್ಪು ನಿರ್ಧಾರ ಜೀವನ ಪೂರ್ತಿ ನಷ್ಟ ಕೊಡಬಹುದು. ಹೆಚ್ಚು ಸಂಬಳ ಕಡಿಮೆ ಕೆಲಸ ಎಂಬ ಮಾತು ಕೇಳಿದಾಗ ಜಾಗರೂಕರಾಗಿರಿ, ಪರಿಶೀಲಿಸಿ, ಯೋಚಿಸಿ, ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಕನಸುಗಳನ್ನು ಕಾಪಾಡಿಕೊಳ್ಳಿ, ನಿಮ್ಮ ಹಣವನ್ನು ಸುರಕ್ಷಿತವಾಗಿರಿಸಿ. ಇಂದಿನ ಕಾರ್ಯಕ್ರಮವು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಅನಿತಾ. ಧನ್ಯವಾದಗಳು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ರಾತ್ರಿ ಹೊತ್ತು ಪ್ರಕಾಶಮಾನವಾಗಿ ಮಿನುಗುವ ಮಿಂಚುಹುಳು ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಕುಮಾರಿ ಸ್ಫೂರ್ತಿರವರು.

ಇಂದಿನ ಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ರಾತ್ರಿ ಹೊತ್ತು ಪ್ರಕಾಶಮಾನವಾಗಿ ಮಿನುಗುವ ಮಿಂಚು ಹುಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಸ್ನೇಹಿತರೆ, ಮೊದಲಿನ ಕಾಲದಲ್ಲಿ ನಾವು ಸಣ್ಣವರಿದ್ದಾಗ ಹಳ್ಳಿಗಳಲ್ಲಿ ಅಷ್ಟೊಂದು ವಿದ್ಯುತ್ ಅಂದರೆ ಕರೆಂಟ್ ವ್ಯವಸ್ಥೆ ಸರಿಯಾಗಿ ಇರುತ್ತಿರಲಿಲ್ಲ. ರಾತ್ರಿ ಹೊತ್ತು ಕರೆಂಟ್ ಓದು ಅಂದರೆ ಸಾಕು. ನಮ್ಮ ಅಜ್ಜಿ ನಮ್ಮನ್ನೆಲ್ಲ ಮನೆಯ ಅಂಗಳದಲ್ಲಿ ಕೂಡಿಸಿಕೊಂಡು ರಾಮಾಯಣ ಮಹಾಭಾರತ ಕಥೆ ಹೇಳಕ ಶುರು ಮಾಡ್ತಿದ್ವು. ಆ ಸಂದರ್ಭದಲ್ಲಿ ನಮ್ಮ ಕಣ್ಣ ಮುಂದೆ ಪ್ರಕಾಶಮಾನವಾಗಿ ಹೊಳೆಯುತ್ತಾ ಹುಳುಗಳು ಬರ್ತಿದ್ವು. ಅದೇ ಹುಳುಗಳನ್ನು ನಾವು ನೋಡುತ್ತಾ ಸಂತೋಷದಿಂದ ಒಂದೆರಡು ಮಾಹಿತಿಯನ್ನು ಮೆಲುಕು ಹಾಕುವುದನ್ನು ನೋಡುವುದಾದರೆ, ಲೈಟಿನ ಹುಳುವನ್ನು ಮಿಂಚು ಹುಳು ಎಂದು ಕರೆಯುತ್ತಾರೆ. ಇದು ಒಂದು ರೀತಿಯ ಜೀರುಂಡೆಯಾಗಿದೆ. ಪ್ರಪಂಚದ ಉಷ್ಣವಲಯದ ಮತ್ತು ಸಮಶೀತೋಷ್ಣ ಭಾಗಗಳಲ್ಲಿ 2000ಕ್ಕಿಂತ ಹೆಚ್ಚು ಜಾತಿಯ ಮಿಂಚು ಹುಳುಗಳು ಕಂಡುಬರುತ್ತವೆ. ಮಿಂಚು ಹುಳುಗಳು ಬೆಚ್ಚಗಿನ ಪ್ರದೇಶಗಳಿಗೆ ಆದ್ಯತೆ ನೀಡುತ್ತದೆ. ಕಾಡುಗಳು, ಹೊಲಗಳು ಮತ್ತು ಸರೋವರಗಳು, ನದಿಗಳು ಮತ್ತು ತೊರೆಗಳ ಬಳಿ ವಾಸಿಸುತ್ತವೆ. ಬೆಳಕಿನ ಮಾಲಿನ್ಯ ಅಂದರೆ ಕತ್ತಲೆಯ ಕೊರೆಯುವ ಸಾಮಾನ್ಯ ಸಂವಹನವನ್ನು ತಡೆಯುತ್ತದೆ ಮತ್ತು ಆವಾಸ ಸ್ಥಾನದ ನಾಶದಿಂದಾಗಿ ಕಾಡಿನಲ್ಲಿ ಮಿಂಚು ಹುಳುಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ. ಹಲವಾರು ಜಾತಿಯ ಮಿಂಚು ಹುಳುಗಳು ಈಗಾಗಲೇ ಅಳಿವಿನಂಚಿನಲ್ಲಿರುವ ಜಾತಿಗಳ ಪಟ್ಟಿಯಲ್ಲಿದೆ. ಮಿಂಚು ಹುಳುಗಳು 0.2 ರಿಂದ 1 ಇಂಚು ಉದ್ದವನ್ನು ಹೊಂದಿದ್ದು ಹಳದಿ ಅಥವಾ ಕಿತ್ತಳೆ ಗುರುತುಗಳಿಂದ ಆವೃತವಾದ ಕಂದು ಅಥವಾ ಕಪ್ಪು ದೇಹವನ್ನು ಹೊಂದಿರುತ್ತವೆ. ಇವು ಒಂದು ಜೊತೆ ಚರ್ಮದ ಮುಂಭಾಗದ ರೆಕ್ಕೆಗಳನ್ನು ಹೊಂದಿವೆ. ಇದನ್ನು ಎಲಿಟ್ರಾ ಎಂದು ಕರೆಯಲಾಗುತ್ತದೆ. ಇದು ಪೊರೆಯ ರೆಕ್ಕೆಗಳು ಮತ್ತು ಮೃದುವಾದ ಚಪ್ಪಡಿ ದೇಹವನ್ನು ಒಳಗೊಂಡಿದೆ. ಕೆಲವು ಜಾತಿಯ ಮಿಂಚು ಹುಳುಗಳ ಹೆಣ್ಣು ರೆಕ್ಕೆಗಳು ರೆಕ್ಕೆ ರಹಿತವಾಗಿರುತ್ತವೆ. ಬಹುತೇಕ ಜಾತಿಯ ಮಿಂಚು ಹುಳುಗಳು ರಾತ್ರಿಯ ಸಮಯದಲ್ಲೂ ಸಕ್ರಿಯವಾಗಿದೆ. ಮಿಂಚು ಹುಳುಗಳು ಲಾರ್ವಾ ಹಂತದಲ್ಲಿ ಬಸವನ ಹುಳು ಮತ್ತು ಇತರೆ ಹುಳುಗಳನ್ನು ತಿನ್ನುತ್ತದೆ. ವಯಸ್ಕ ಕೀಟಗಳು ಮಕರಂದ, ಪರಾಗ ಮತ್ತು ಇತರೆ ಹುಳುಗಳನ್ನು ತಿನ್ನುತ್ತದೆ. ಕೆಲವು ಜಾತಿಯ ಮಿಂಚು ಹುಳುಗಳು ಅಂದರೆ ವಯಸ್ಕ ಕೀಟಗಳು ಬಾಯಿಯನ್ನು ಹೊಂದಿರುವುದಿಲ್ಲ ಮತ್ತು ಅವು ತಿನ್ನುವುದಿಲ್ಲ. ಆದರೆ ವಿಶೇಷವಾಗಿ ಪೋಟೋರಿಸ್ ಜಾತಿಯ ಹೆಣ್ಣು ಮಿಂಚು ಹುಳುಗಳು ಸಾಮಾನ್ಯವಾಗಿ ಇತರೆ ತಳಿಗಳ ಗಂಡು ಹುಳುಗಳನ್ನು ತಿನ್ನುತ್ತವೆ. ಇವು ಮೊಟ್ಟೆಯ ಅಡಿಯಲ್ಲಿ ಆಮ್ಲಜನಕವನ್ನು ತೆಗೆದುಕೊಂಡು ಬೆಳಕನ್ನು ಉತ್ಪಾದಿಸುವ ಅಂಗಗಳಿವೆ. ಈ ಅದ್ಭುತ ಜೀವಿಗಳ ಪ್ರಕಾಶಮಾನವಾದ ಅಂಗಗಳನ್ನು ಲ್ಯಾಂಟನರ್ಸ್ ಎಂದು ಕರೆಯಲಾಗುತ್ತದೆ. ಈ ವಿಶೇಷ ಕೋಶಗಳ ಒಳಗೆ ಆಮ್ಲಜನಕವು ಲೂಸಿಫೆರನ್ ಎಂಬ ರಾಸಾಯನಿಕ ವಸ್ತುವಿನೊಂದಿಗೆ ಸಂಯೋಜನೆಯಾಗಿ ಯಾವುದೇ ಶಾಖವಿಲ್ಲದೆ ಬೆಳಕನ್ನು ಹೊರಸೂಸುತ್ತವೆ. ಮಿಂಚು ಹುಳುಗಳು ಹಳದಿ, ತೆಳು ಕೆಂಪು ಅಥವಾ ಹಸಿರು ಬೆಳಕನ್ನು ಅಂದರೆ ಬಯೋಲುಮಿನಿನಸ್ ಎಂದು ಕರೆಯಲಾಗುವ ವಿದ್ಯುತ್ಮಾನ ಹೊರಸೂಸುತ್ತವೆ. ಗಂಡು ಹೆಣ್ಣುಗಳನ್ನು ಆಕರ್ಷಿಸಲು ಬೆಳಕನ್ನು ಹೊರಸೂಸುತ್ತದೆ. ಬೆಳಕಿನ ತೀವ್ರತೆ ಮತ್ತು ಮಿಂಚು ಹುಳುಗಳ ಜಾತಿಯ ಆಧಾರದ ಮೇಲೆ ಅವಲಂಬಿತವಾಗಿರುತ್ತದೆ. ದೈನಂದಿನ ಜಾತಿಯ ಮಿಂಚು ಹುಳುಗಳು ಬೆಳಕನ್ನು ಉತ್ಪಾದಿಸುವುದಿಲ್ಲ. ಮಿಂಚು ಹುಳುಗಳು ಶೀತ ಬೆಳಕನ್ನು ಉತ್ಪಾದಿಸುತ್ತವೆ. ಮಿಂಚು ಹುಳುಗಳು 100% ಬೆಳಕನ್ನು ಉತ್ಪಾದಿಸುತ್ತವೆ. ಇವು ಶಾಖವನ್ನು ಹೊರಸೂಸುವುದಿಲ್ಲ. ಮಿಂಚು ಹುಳುಗಳು ಸಂಪೂರ್ಣ ರೂಪಾಂತರಕ್ಕೆ ಒಳಗಾಗುತ್ತವೆ. ಮೊಟ್ಟೆ, ಲಾರ್ವಾ, ಫ್ಯೂಫಾ ಮತ್ತು ವಯಸ್ಕ ಕೀಟ ಇವು ಎಲ್ಲ ಜೀವನದ ಹಂತಗಳನ್ನು ಬೆಳಕನ್ನು ಉತ್ಪಾದಿಸಲು ಸಮರ್ಥವಾಗಿರುತ್ತವೆ. ಗ್ಲೋಕೋಮರ್ಸ್ ಎಂದು ಕರೆಯಲ್ಪಡುವ ಲಾರ್ವಾಗಳು ಪರಭಕ್ಷಕಗಳನ್ನು ಹಿಮ್ಮೆಟ್ಟಿಸಲು ಬೆಳಕನ್ನು ಉತ್ಪಾದಿಸುತ್ತವೆ. ಅರ್ಥಾತ್ ಬೆಳಕು ಹೆಚ್ಚಿನ ಪರಭಕ್ಷಕಗಳನ್ನು ಬೆಚ್ಚಿ ಬೀಳಿಸುತ್ತದೆ. ನೀರಿನಲ್ಲಿ ಅಥವಾ ನೆಲದ ಅಡಿಯಲ್ಲಿ ವಾಸಿಸುವ ಮಿಂಚು ಹುಳುಗಳು ಸಹ ಬೆಳಕನ್ನು ಉತ್ಪಾದಿಸಲು ಸಮರ್ಥವಾಗಿರುತ್ತದೆ. ಕೆಲವು ಲಾರ್ವಾಗಳು ಪರಭಕ್ಷಕಗಳ ವಿರುದ್ಧ ತಮ್ಮನ್ನ ತಾವು ರಕ್ಷಿಸಿಕೊಳ್ಳಲು ಕಹಿ, ರುಚಿಯಲ್ಲದ ಅಥವಾ ವಿಷಕಾರಿ ಪದಾರ್ಥಗಳಿಂದ ತುಂಬಿದ ರಕ್ತದ ಹನಿಗಳನ್ನು ಅಂದರೆ ಪ್ರಕ್ರಿಯೆಯನ್ನು ರಿಫ್ಲೆಕ್ಸ್ ರಕ್ತಸ್ರಾವ ಎಂದು ಕರೆಯಲಾಗುತ್ತದೆ, ಅಂದರೆ ಸ್ರವಿಸುತ್ತದೆ. ಮಿಂಚು ಹುಳುಗಳು ಸಹ ತಮ್ಮ ರಕ್ತದಲ್ಲಿನ ಲೂಸಿಫೋಫಾರ್ಗಿನ ಎಂಬ ರಕ್ಷಣಾತ್ಮಕ ಸ್ಟೆರಾಯ್ಡನ್ನು ಹೊಂದಿರುತ್ತದೆ. ಪರಭಕ್ಷಕಗಳು ಇವುಗಳನ್ನು ತಿನ್ನುವಾಗ ಇವುಗಳ ಬಾಯಿಗೆ ಅಹಿತಕರ ರುಚಿ ಹತ್ತುತ್ತದೆ. ಈ ಅಹಿತಕರ ರುಚಿಯಿಂದ ಭವಿಷ್ಯದಲ್ಲಿ ಪರಭಕ್ಷಕ

0: ಹುಳುಗಳು ಅವುಗಳ ಮೇಲೆ ಆಕ್ರಮಣ ಮಾಡುವುದನ್ನು ತಪ್ಪಿಸುತ್ತದೆ. ಮಿಂಚು ಹುಳುಗಳು ಬಹುಪಾಲು ಕಪ್ಪೆಗಳಿಗೆ ನೆಚ್ಚಿನ ಆಹಾರವಾಗಿವೆ. ಕಪ್ಪೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮಿಂಚು ಹುಳುಗಳನ್ನು ಸೇವಿಸಿದ ನಂತರ ಅವು ಕೂಡ ಬೆಳಕನ್ನ ಹೊರಸೂಸುತ್ತದೆ. ಕೆಲವು ಏಷ್ಯಾದ ಮಿಂಚು ಹುಳುಗಳು ಲಾರ್ವಾಗಳು ಕಿವಿರುಗಳನ್ನು ಹೊಂದಿರುತ್ತವೆ ಮತ್ತು ಅವು ನೀರಿನಲ್ಲಿ ವಾಸಿಸುತ್ತವೆ. ಹೆಚ್ಚಿನ ಇತರೆ ಮಿಂಚು ಹುಳುಗಳು ನೆಲದಡಿಯಲ್ಲಿ ಅಥವಾ ಮರಗಳ ಮೇಲೆ ತಮ್ಮ ಜೀವನವನ್ನು ಕಳೆಯುತ್ತದೆ. ಮಿಂಚು ಹುಳುಗಳ ಲಾರ್ವಾ ಹಂತವು ಒಂದು ಅಥವಾ ವಿರಳವಾಗಿ ಕೆಲವು ವರ್ಷಗಳವರೆಗೆ ಇರುತ್ತದೆ. ಲಾರ್ವಾಗಳು ಚಳಿಗಾಲದಲ್ಲಿ ಸ್ತಬ್ಧವಾಗಿರುತ್ತವೆ. ಹೆಚ್ಚು ಮಿಂಚು ಹುಳುಗಳು ಸ್ವಲ್ಪ ಕಾಲ ಬದುಕುತ್ತವೆ. ಇವು ಸಂತಾನೋತ್ಪತ್ತಿಯನ್ನು ಪೂರ್ಣಗೊಳಿಸಿದ ತಕ್ಷಣ ಸಾಯುತ್ತದೆ. ಬೆಳಕಿನ ಉತ್ಪಾದನೆಗೆ ಬಳಸಲಾಗುವ ಲೂಸಿಫೆರಸ್ ಎಂಬ ಕಿಣ್ವವನ್ನು ವೈಜ್ಞಾನಿಕ ಅಥವಾ ವೈದ್ಯಕೀಯ ಪ್ರಯೋಗಗಳಲ್ಲಿ ಆಹಾರ ಸುರಕ್ಷತೆ ಪರೀಕ್ಷೆ ಮತ್ತು ನ್ಯಾಯಶಾಸ್ತ್ರದಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ. ಮಿಂಚು ಹುಳುಗಳು ಕೇವಲ 2 ತಿಂಗಳ ಅಂದರೆ 61 ದಿನ ಜೀವಿತ ಅವಧಿಯನ್ನು ಹೊಂದಿದೆ. ಬೇಸಿಗೆಯಲ್ಲಿ ಮಾತ್ರ ಇವು ತಮ್ಮ ಜೀವನದ ಬಹುಪಾಲು ಸಂಗಾತಿಯನ್ನು ಹುಡುಕುತ್ತವೆ. ಇದು ಸಂಭವಿಸಿದ ನಂತರ ಹೆಣ್ಣುಗಳು ತಮ್ಮ 500 ಮೊಟ್ಟೆಗಳನ್ನು ಇಟ್ಟು ಸಾಯುತ್ತವೆ. ಲಾರ್ವಾಗಳು ಮುಂದಿನ ವಸಂತ ಕಾಲದಲ್ಲಿ ಹೊರಹೊಮ್ಮುತ್ತವೆ ಮತ್ತು ಇವುಗಳ ಜೀವನ ಚಕ್ರವು ಪುನರಾವರ್ತನೆಯಾಗುತ್ತದೆ. ಮಿಂಚು ಹುಳುಗಳು ವ್ಯಕ್ತಿಯ ಜೀವನ ಉಳಿಸಬಹುದು. ಇವುಗಳ ದೇಹದಲ್ಲಿ ಕಂಡುಬರುವ ಲೂಸಿಫೆರನ್ ದೇಹದಲ್ಲಿನ ರಕ್ತ ಹೆಪ್ಪುಗಟ್ಟುವಿಕೆಯನ್ನು ಪತ್ತೆ ಹಚ್ಚಲು ಬಳಸಬಹುದೆಂದು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಇದು ಕ್ಯಾನ್ಸರ್ ಔಷಧಿಗಳನ್ನು ಬಳಸುವಾಗ ಮುಖ್ಯವಾಗಿದೆ. ಆದಾಗ್ಯೂ ಇತ್ತೀಚೆಗೆ ವಿಜ್ಞಾನಿಗಳು ಸಿಂಥೆಟಿಕ್ಸ್ ಲೂಸಿಫೆರಸ್ ಅನ್ನು ಹೇಗೆ ರಚಿಸಬೇಕೆಂದು ಕಲಿತಿದ್ದಾರೆ. ಅಂದರೆ ವೈದ್ಯಕೀಯ ಉದ್ಯಮವು ಇನ್ನೂ ಮುಂದೆ ಈ ಬಯೋಲುಮಿನೆಸೆಂಟ್ ರಾಸಾಯನಿಕವನ್ನು ಮಿಂಚು ಹುಳುಗಳಿಂದ ಪಡೆಯುವ ಅಗತ್ಯವಿಲ್ಲ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ರಾತ್ರಿ ಹೊತ್ತು ಪ್ರಕಾಶಮಾನವಾಗಿ ಮಿನುಗುವ ಮಿಂಚು ಹುಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನಧ್ವನಿ. ನಮಸ್ಕಾರ.
1: ಕೇಳುವರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ರಾತ್ರಿ ಹೊತ್ತು ಪ್ರಕಾಶಮಾನವಾಗಿ ಮಿನುಗುವ ಮಿಂಚು ಹುಳು ಎಂಬ ವಿಷಯವನ್ನ ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಕುಮಾರಿ ಸ್ಫೂರ್ತಿರವರು.
2: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ 2 ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
3: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
4: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
5: ಹ್ಞೂ ಕಣೆ, ಆಯ್ತು, ತರ್ತೇನೆ.
4: ಹ್ಞೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
5: ಮತ್ತಿನ್ನೇನ್ ಮಾಡ್ಲೆ?
4: ಬ್ಯಾಗ್ ಕೊಡ್ತೀನಿ, ಇರಿ.
5: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
4: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
5: ಹಾ, ಹೋಗಿದ್ದು.
4: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
5: ಹಾ, ಹೇಳಿದ್ರು.
4: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
5: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
4: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
5: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
6: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಕರುಣಾಳು ಬಾಬಳಿಕೆ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ, ಆಲಿಸಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಇದು ಬಹಳ ಅದ್ಭುತವಾದ ಘಟನೆ ಸ್ನೇಹಿತರೆ. ಬಹಳ ವರ್ಷಗಳ ಹಿಂದೆ ಅಮೆರಿಕ ಶಿಕಾಗೋ ಪ್ರಾಂತ್ಯದಲ್ಲಿ ಅಲ್ ಕ್ಯಾಪೋನ್ ಅಂತೊಬ್ಬ ವ್ಯಕ್ತಿ ಇದ್ದ. ತನ್ನ ಬಿಗಿ ಮುಷ್ಟಿಯಲ್ಲಿ ಇಡೀ ಪ್ರಾಂತ್ಯವನ್ನು ಹಿಡ್ಕೊಂಡಿದ್ದ. ಪರಮ ನೀಚಾತ, ತನ್ನ ದೌರ್ಜನ್ಯದಿಂದ ಇಡೀ ಪ್ರದೇಶವನ್ನು ಹೆದರಿಸಿಬಿಟ್ಟಿದ್ದ. ಮಾದಕ ದ್ರವ್ಯಗಳ ಸಾಗಾಣಿಕೆ, ವೈಶಾಟನೆ, ಕುಡಿತದ ಅಂಗಡಿಗಳ ನಿರಾತಂಕವಾಗಿ ನಡೆಸ್ಕೋತ ಅನಭಿಷಕ್ತ ಚಕ್ರವರ್ತಿ ಇದ್ದಂಗಿದ್ದವನು. ಅವನು ಕೆಟ್ಟ ಕೆಲಸಕ್ಕೆ ಯಾರಾದರೂ ಸಹಾಯ ಮಾಡಬೇಕಲ್ಲ, ಅವನ ವ್ಯವಹಾರಗಳ ಸರಿಯಾಗಿ ನಡೆಯುವಂತೆ ಮತ್ತು ಆತ ಯಾವುದೂ ಪೊಲೀಸರ ಕೈಗೆ ಸಿಕ್ಕಿ ಹಾಕ್ಕೊಳ್ಳಾರ್ದಂಗೆ ನೋಡ್ಕೊಂಡಿದ್ದವನು ಬಹಳ ಪ್ರಖ್ಯಾತನಾದಂಥ ವಕೀಲ. ಅವನ ಹೆಸರು ಈಸಿ ಎಡ್ಡಿ ಅಂತ. ಎಡ್ಡಿ ಬಹಳ ಚತುರ ವಕೀಲ ಅವನು. ಅವನ ಮಾತಿನ ವೈಖರಿ ಅದ್ಭುತವಾದದ್ದು. ಕಾಯ್ದೆ ಜ್ಞಾನ ಯಾರಿಗಾದರೂ ಆಶ್ಚರ್ಯ ಬರುವಂಥದ್ದು. ಅಲ್ ಕ್ಯಾಪೋನ್ ಏನೇ ಮಾಡಿಕೊಳ್ಳಿ, ಅವನು ಎಂಥ ತೊಂದರೆ ತಂದು ಹಾಕ್ಕೊಂಡಿದ್ರು ಕೂಡ ಅದಕ್ಕೊಂದು ಸರಿಯಾಗಿ ಕಾಯ್ದೆ ವ್ಯವಸ್ಥೆ ಮಾಡಿ ಎಡ್ಡಿ ಅವನು ಬಿಡುಗಡೆ ಮಾಡ್ತಿದ್ದ. ಅಲ್ ಕ್ಯಾಪೋನ್ ಜೈಲಲ್ಲಿ ಇರದೇ ಇರೋದಕ್ಕೆ ಎಡ್ಡಿನೇ ಕಾರಣ. ಅದಕ್ಕೆ ಕ್ಯಾಪೋನ್ ಎಡ್ಡಿಗೆ ಸಾಕಷ್ಟು ಹಣ ಕೊಡ್ತಿದ್ದ. ಹಣ ಮಾತ್ರ ಅಲ್ಲ, ಅವನು ಏನು ಕೇಳಿದ್ರು ತಕ್ಷಣ ಸಿಗ್ತಿತ್ತು. ನಂಬಲಿಕ್ಕಿಲ್ಲ ಸ್ನೇಹಿತರೆ, ಆಗಿನ ಕಾಲದಲ್ಲಿ ಸುಮಾರು 20 ಎಕರೆಯಷ್ಟು ವಿಶಾಲವಾದ ಪ್ರದೇಶದಲ್ಲಿ ಅವನಿಗೊಂದು ಭಾರಿ ಅರಮನೆ ಅಂತ ಮನೆ ಇತ್ತು. ಆ ಪ್ರದೇಶದಲ್ಲಿ ಯಾರಿಗೂ ಪ್ರವೇಶ ಇರಲಿಲ್ಲ, ಯಾರೂ ಹೋಗಂಗಿಲ್ಲ ಆ ಪ್ರದೇಶದಲ್ಲಿ. ಮನೆಯಲ್ಲಿ ಬೇಕಾದಷ್ಟು ಆಳು ಕಾಳು, ಪ್ರಪಂಚದ ಮೂಲೆ ಮೂಲೆಗಳಿಂದ ಸುಂದರವಾದ ವಸ್ತುಗಳು ಮನೆಯನ್ನು ತುಂಬಿಟ್ಟಿತು. ಶಿಕಾಗೋ ಪ್ರಾಂತ್ಯದಲ್ಲಿ ಆಗುತ್ತಿರುವಂಥ ಅನ್ಯಾಯದ ಕಲ್ಪನೆಯೇ ಇಲ್ಲ ಅನ್ನೋ ಹಾಗೆ ತನ್ನ ಸುಖ ಸಾಮ್ರಾಜ್ಯದಲ್ಲಿ ಎಡ್ಡಿ ಮುಳುಗಿ ಹೋಗಿದ್ದ. ತನ್ನ ಸುಖದ ವಿನ ಇನ್ಯಾವುದೂ ಮುಖ್ಯ ಆಗಿರಲಿಲ್ಲ ಅವನು. ಎಡ್ಡಿಗೆ ಏನು ಚಿಂತೆ ಇದ್ದರೂ ತನ್ನ ಮಗನ ಬಗ್ಗೆ ಮಾತ್ರ. ಒಬ್ಬನೇ ಮಗ, ಬಹಳ ಒಳ್ಳೆ ಮಗ, ಅವನ ಚಿಂತನೆಗಳು ಒಳ್ಳೆಯದು. ಮಗನಿಗೋಸ್ಕರ ಎಡ್ಡಿ ಏನು ಮಾಡೋದಾದರೂ ತಯಾರಿದ್ದ. ಎಷ್ಟು ಹಣ ಆದರೂ ಅಡ್ಡಿ ಇಲ್ಲ, ಒಳ್ಳೆ ಚೆನ್ನಾಗಿರಲಿ ಮಗ ಅಂತ. ಒಳ್ಳೆ ಶಿಕ್ಷಣ, ಕಾರು ಎಲ್ಲ ವ್ಯವಸ್ಥೆ ಮಾಡಿದ್ದ. ತಾನು ಪಾಪ ಕೃತ್ಯಗಳಲ್ಲಿ ಭಾಗವಹಿಸಿದ್ರೂ ಮಗನಿಗೆ ಕೆಟ್ಟ ಕೆಲಸ ಮಾಡು ಅಂತ ಹೇಳಿಲ್ಲ ಪುಣ್ಯಕ್ಕೆ. ಒಂದು ದಿವಸ ಅವನಿಗೆ ಅರಿವಾಯಿತು, ಎಷ್ಟು ದರ್ಪ ಇದ್ದರೆ ಏನಂತೆ, ಎರಡನ್ನು ಮಾತ್ರ ಮಕ್ಕಳಿಗೆ ಕೊಡೋದು ಅಸಾಧ್ಯ ಅನಿಸ್ಬಿಡ್ತು. ಒಂದು, ತಾನು ಮಗನಿಗೆ ಮಾದರಿಯಾದ ಜೀವನ ತೋರಿಸ್ಲಿಲ್ಲ ಅಂತ. ಇದೊಂದು ಘಟನೆ ಆಗ್ತದೆ, ಬಹಳ ಚಂದ ಘಟನೆ ಅದು. ಮಗುವಿನ ಶಾಲೆಯಲ್ಲಿ ವಾರ್ಷಿಕೋತ್ಸವ, ಮಗ ಬಂದು ಹೇಳಿದ, ಅಪ್ಪ ನಾಳೆ ನಮ್ಮ ಶಾಲೆ ವಾರ್ಷಿಕೋತ್ಸವ ಅಂತ. ಗೊತ್ತು ಗೊತ್ತು, ನನಗೆ ಆಮಂತ್ರಣ ಬಂದಿದೆ, ಬರ್ತೀನಿ ಅಂದ. ಆ ಮಗು ಏನು ಹೇಳಬೇಕು ಗೊತ್ತಾ, ಅಪ್ಪ ನಿನಗೆ ಆಮಂತ್ರಣ ಬಂದಿದೆ ಅಂತ ಗೊತ್ತಿದೆ, ಅದು ದಯವಿಟ್ಟು ಕೈ ಮುಗಿದು ಹೇಳ್ತೀನಿ, ದಯವಿಟ್ಟು ನಮ್ಮ ಶಾಲೆಗೆ ಬರಬೇಡ ನಾಳೆ ನೀನು. ಬರಬೇಡ ಯಾಕೆ ಅಪ್ಪ? ನಿನಗೆ ಗೊತ್ತಿಲ್ಲ ಹೊರಗಡೆ ನಿನ್ನ ಬಗ್ಗೆ ಜನ ಹೇಗೆ ಮಾತಾಡ್ತಾರೆ ಅಂತ. ದುಷ್ಟ, ನೀಚ, ಅಲ್ ಕ್ಯಾಪೋನನ ಶಿಷ್ಯ ಅಂತಾರೆ, ನಾನು ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ನೀನು ಬಂದರೆ, ನಾನು ನಿನ್ನ ಮಗ ಅಂತ ಗೊತ್ತಾದರೆ ನನಗೆ ಅಸಹ್ಯ ಅನಿಸುತ್ತಪ್ಪ, ನೀನು ಬರಬೇಡ ದಯವಿಟ್ಟು ಅಂದ. ಜೀವನದಲ್ಲಿ ಬಹುದೊಡ್ಡ ಶಾಪ ಅಂದರೆ ಸ್ನೇಹಿತರೆ, ನಿಮ್ಮ ಮಕ್ಕಳು ನಿಮ್ಮನ್ನು ದ್ವೇಷ ಮಾಡುವಂಥದ್ದು. ಯಾರನ್ನು ನಿಮ್ಮ ಪ್ರತಿಮೂರ್ತಿ ಅಂತ ಬೆಳೆಸಿದಿರೋ, ಪ್ರೀತಿಯಿಂದ ಬೆಳೆಸಿದ್ರೋ, ಅವರಪ್ಪ ನೀನು ಕಂಡ್ರೆ ಆಗಲ್ಲ, ಅಮ್ಮ ನೀನು ಕಂಡ್ರೆ ಆಗಲ್ಲ ಅಂತ ಅನ್ನೋದಾದರೆ ಅದರಂಥ ಘೋರ ಶಾಪ ಇನ್ಯಾವುದೂ ಇಲ್ಲ ಅನಿಸ್ಬಿಡ್ತು. ಅವನಿಗೆ ಅನಿಸ್ತು, ಛೇ, ನಾನು ಮಗನಿಗೆ ಮಾದರಿಯಾದ ಜೀವನ ನಡೆದು ತೋರಿಸ್ಲಿಲ್ಲ ಅಂದ್ಕೊಂಡ. ತನ್ನ ಕೆಟ್ಟ ಕರಿ ನೆರಳು ಮಗನ ಮೇಲೆ ಬೀಳೋದು ಬೇಡ ಅನಿಸ್ತು. ಅವನೇನು ಮಾಡ್ದ ಗೊತ್ತಾ, ಒಂದು ತೀರ್ಮಾನ ಮಾಡ್ದ, ಸೀದಾ ಹೋದ. ಈ ಅಲ್ ಕ್ಯಾಪೋನ್ ಮಾಡಿದಂಥ ಪಾಪ ಕರ್ಮಗಳದೆಲ್ಲ ಎಲ್ಲ ಇದ್ದಾವಲ್ಲ ಅವನ ಕಡೆ, ಕಾಗದ ಪತ್ರ ಎಲ್ಲ ಇದ್ದಾವಲ್ಲ, ಎಲ್ಲ ತೊಗೊಂಡು ಹೋಗಿ ಅಜ್ಜಿ ಬಂದು ಕೊಟ್ಬಿಟ್ಟ. ಇವನು ಹಾಕಿ ಶಿಕ್ಷೆಗೆ ಇವನ್ನ, ಇವನ 3 ಸಲ ಜೀವಾವಧಿ ಕೊಟ್ಟರು ಸಾಲೋದಿಲ್ಲ, ಅಷ್ಟು ತಪ್ಪು ಮಾಡಿದ್ದಾನೆ ಇವನು ಅಂತ ಎಲ್ಲ ಕೊಟ್ಟ. ತಕ್ಷಣ ಅಲ್ ಕ್ಯಾಪೋನ್ ಹಿಡಿದು ಜೈಲಿಗೆ ಹಾಕ್ಬಿಟ್ರು. ಜನರಿಗೆ ಕಷ್ಟ ಪರಂಪರೆ ನಿಂತು ಅಂತ ಅನಿಸುತ್ತೆ. ಆದರೆ ತಿಳ್ಕೋಬೇಕು, ಈ ನೀಚರನ್ನ ಜೊತೆ ಇದ್ದಾಗ ನಿಮ್ಮ ಶಿಕ್ಷೆ ಬೆಂದೇ ಬರ್ತದೆ. ಯಾವಾಗಿದ್ದು ಅಲ್ ಕ್ಯಾಪೋನನ್ನು ಜೈಲಿಗೆ ಹಾಕಿದ ಮರುದಿವಸ ಅವನ ಶಿಷ್ಯರಿರ್ತಾರಲ್ಲ ಹಿಂಬಾಲಕರು, ಒಬ್ಬ ಶಿಕಾಗೋದ ರಸ್ತೆಯಲ್ಲಿ

ನಿರ್ದಯವಾಗಿ ಎಡ್ಡಿನ ಗುಂಡು ಹಾಕಿ ಕೊಂದ. ಪೊಲೀಸರು ದೇಹ ತಗೊಂಡು ಹೋದ್ರು. ಎಡ್ಡಿದು ಅವನ ಪರ್ಸ್ ತೆಗೆದು ನೋಡಿದಾಗ ಸಣ್ಣ ಕಾಗದ ಇತ್ತಂತೆ. ಬಹಳ ಚಂದ ಬರೆದಿದ್ದಾನು ಎಡ್ಡಿ, ಈಸಿ ಎಡ್ಡಿ. ದಯವಿಟ್ಟು ಸ್ನೇಹಿತರೆ, ನಾನು ಸೋತಲ್ಲಿ ನೀವು ಸೋಲಬೇಡಿ. ಮಕ್ಕಳಿಗಾಗಿ ಹಣ ಅಂತಸ್ತು ಮಾಡಬೇಡಿ. ಅವ್ರು ನಿಮ್ಮ ಬಗ್ಗೆ ಹೆಮ್ಮೆ ಬರುವಂಥ ಆದರ್ಶದ ಕೆಲಸ ನಡೆಸಿ. ನಿಮ್ಮ ಬಗ್ಗೆ ದ್ವೇಷ ಬರದ ಹಾಗೆ ನೋಡ್ಕೊಳ್ಳಿ. ಅದಕ್ಕಿಂತ ದೊಡ್ಡ ಕಾಣಿಕೆಯನ್ನು ಮಕ್ಕಳಿಗೆ ಯಾರೂ ಕೊಡಬೇಡಿ ಅಂತ ಕೊಡೋಕ್ಕಾಗಲ್ಲ ಅಂತ ಬರ್ತಿದ್ದ. ಎಂಥ ಸತ್ಯದ ಮಾತಲ್ಲ. ಮಕ್ಕಳು ಏನಾಗಬೇಕು, ಹೇಗಿರಬೇಕು ಅಂತ ಬಯಸ್ತೇವೋ ಮೊದಲು ನಾವು ಹಾಗಿರೋಕ್ಕೆ ಪ್ರಯತ್ನ ಮಾಡಬೇಕು. ಮಕ್ಕಳು ಖಂಡಿತವಾಗಿ ನಾವು ಹೇಳಿದಂತೆ ಮಾಡಲ್ಲ, ನಾವು ನಡೆದಂತೆ ನಡೀತಾರೆ. ಆದ್ದರಿಂದ ನಾನು ಮಾದರಿಯಾದ ಜೀವನ ನಡೆಸದೆ ಹೋದರೆ ಮಾದರಿಯಾದ ಮಕ್ಕಳನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739713111. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739713111.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳು ಬಿತ್ತರಗೊಳ್ಳಲಿವೆ. ಬನ್ನಿ ಆಲಿಸಿ ಬರೋಣ.

ನರಸಿಂಹ ಎದ್ದು ಬಾರು ತಂದೆ ನರಸಿಂಹ. ಎದ್ದು ಬಂದು ಬುದ್ಧಿಯನ್ನ ಕಳ್ಳ ಬುದ್ಧಿ ಕಟ್ಟಿ ಹಾಕಿ ತಿದ್ದಿ ಬುದ್ಧಿ ನೀಡೋ ನರಸಿಂಹ. ಎದ್ದು ಬಂದು ಬುದ್ಧಿಯನ್ನ ಕಳ್ಳ ಬುದ್ಧಿ ಕಟ್ಟಿ ಹಾಕಿ ತಿದ್ದಿ ಬುದ್ಧಿ ನೀಡೋ ನರಸಿಂಹ. ನರಸಿಂಹ

ಕೊಡದೆ ಕೊಟ್ಟು ಬಿಟ್ಟೆ ಹೆನಗೆ ಮೋಹದ ಬದುಕಿನ ಜಂಜಾಟ. ಹೇಳದೆ ಕೇಳದೆ ಕೊಟ್ಟು ಬಿಟ್ಟೆ ಹೆನಗೆ ಮೋಹದ ಬದುಕಿನ ಜಂಜಾಟ. ಮೋಹಕ್ಕೆ ಕಟ್ಟು ಬಿದ್ದೆ ನಿನ್ನನೆ ಮರೆತು ಬಿಟ್ಟೆ ಮನ್ನಿಸು ಎನ್ನ ನರಸಿಂಹ. ನರಸಿಂಹ ನರಸಿಂಹ ನರಸಿಂಹ ನೀ ಎದ್ದು ಬಾರು ತಂದೆ ನರಸಿಂಹ. ನರಸಿಂಹ ನರಸಿಂಹ ನರಸಿಂಹ

0: ಇದುವರೆಗೂ ಹಾಡುವಾಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಮತಿ ಸೋಬಾರ್ ಅವರು ಹಾಡಿರುವ ಹಾಡುಗಳನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
2: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
3: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
2: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
3: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
2: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ. ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯುರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
3: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚಿತ್ರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
2: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
3: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
2: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
1: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ಬಾಂಧುಲಿ ಕೇಂದ್ರದಿಂದ ಇನ್ನು ಮುಂದೆ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ, ಬನ್ನಿ ಆಲಿಸಿ ಬರೋಣ.

ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳನ್ನ ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

0: ಸಂಸ್ಥೆ ಪರವಾಗಿ ಸಂವಾದ ಕಾರ್ಯಕ್ರಮ ಆಗಮಿಸಿರುವಂತಹ ಮಹಿಳೆಯರನ್ನು ಮಹನೀಯರನ್ನು ಎಲ್ಲರನ್ನು ಸ್ವಾಗತಿಸ್ತಾ ಡಾಕ್ಟರ್ ಜೋರಮ್ ಆನಿಯಾ ಅವರು, ಅರುಣಾಚಲ ಪ್ರದೇಶ ಕೇಳಿದ್ದೀರಾ? ಉತ್ತರ ಪೂರ್ವ ಭಾರತದಲ್ಲಿ ಅಸ್ಸಾಂ, ಮೇಘಾಲಯ, ನಾಗಾಲ್ಯಾಂಡ್ ಇದೆಯಲ್ಲ ಅಲ್ಲಿ ಬರುತ್ತೆ. ಅರುಣಾಚಲ ಪ್ರದೇಶದವರು ಮೂಲತಃ. ಅವರು ಹಿಂದಿಯಲ್ಲಿ PhD ಮಾಡಿ ಡಾಕ್ಟರ್ ಅನ್ನಿಸ್ಕೊಂಡಿದ್ದಾರೆ. ಅವರು ಹೈಯರ್ ಎಜುಕೇಷನ್, ಉನ್ನತ ಶಿಕ್ಷಣದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ, ಪರ್ಟಿಕ್ಯುಲರ್ಲಿ ಗವರ್ನಮೆಂಟ್ ಆಫ್ ಅರುಣಾಚಲ ಪ್ರದೇಶ. ಅದರಲ್ಲಿ ಅವರು ಒಬ್ಬ ದೊಡ್ಡ ಶಿಕ್ಷಣ ತಜ್ಞೆ, ರಿಸರ್ಚ್ ಮಾಡಿದ್ದಾರೆ ಸಾಕಷ್ಟು. ಹಾಗೆಯೇ ಈಗ ಅದರಲ್ಲೂ ಇಲ್ಲಿ ನಮ್ಮಲ್ಲಿ ಜೇನು ಕುರುಬ ಅಂತೆಲ್ಲ ಗಿರಿಜನ ಬುಡಕಟ್ಟು ಜನಾಂಗದವರಿದ್ದಾರಲ್ಲ, ಅದೇ ರೀತಿ ಅಲ್ಲಿ ನಿಶಿ ಸಮುದಾಯ ಅಂತ ಇದೆ. ಅವರ ಕಲೆ, ಸಂಸ್ಕೃತಿ, ಸಂಪ್ರದಾಯಗಳನ್ನು ಪ್ರಿಸರ್ವ್ ಮಾಡೋದರಲ್ಲಿ, ಸಂರಕ್ಷಿಸೋದರಲ್ಲಿ, ಅದನ್ನು ಪ್ರಮೋಟ್ ಮಾಡೋದರಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ಆ ಸಮುದಾಯದವರು ಕೂಡ, ನಿಶಿ ಸಮುದಾಯದಿಂದನೇ ಬಂದವರು, ಸಾಕಷ್ಟು ಆಸಕ್ತಿ ವಹಿಸಿ ಅದರಲ್ಲಿ ಅವರ ಒಂದು ಪೀಳಿಗೆಗಳಿಂದ ತಲೆ ತಲಾಂತರದಿಂದ ಬಂದಿರುವಂತಹ ಜ್ಞಾನ ಸಂಪತ್ತೇನಿದೆ ಅದನ್ನು ಸಂರಕ್ಷಿಸೋದ್ರಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಆರ್ವಿ ಸರ್ ಜೊತೆ, ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯಂ ಅವ್ರ ಜೊತೆ ಅವರು ನೀತಿ ಆಯೋಗದಲ್ಲಿ ಪೂರ್ಣ ಪ್ರಮಾಣದ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ, ಸಂಸ್ಥೆ ಪರವಾಗಿ ಈ ಹಾರ್ಟಿಲಿ ವೆಲ್ಕಮ್ ಯು ಮ್ಯಾಮ್. ಜನಾಂಗದ ಮಹಿಳೆಯರೊಂದಿಗೆ ಬಹಳ ಒಳ್ಳೆಯ ರೀತಿ ಬೆರೆತು ಸಾಕಷ್ಟು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಹಾರ್ಟಿ ವೆಲ್ಕಮ್ ಟು ಯು ಮ್ಯಾಮ್. ಕೇಂದ್ರ ಸರ್ಕಾರದ ಗಿರಿಜನ ವ್ಯವಹಾರಗಳನ್ನು ನೋಡ್ಕೊಳ್ತಾ ಇರುವಂತಹ ಸಚಿವಾಲಯದಿಂದ ಗಣೇಶ್ ಅವರು ಬಂದಿದ್ದಾರೆ. ಅವರು ಮೂಲತಃ ಕೊಯಮತ್ತೂರಿನವರು, ಈಗ ದೆಹಲಿಯಲ್ಲಿ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಅಥವಾ ಗಿರಿಜನ ಸಚಿವಾಲಯದ ಡೆಪ್ಯೂಟಿ ಸೆಕ್ರೆಟರಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾರ್ಟಿಲಿ ವೆಲ್ಕಮ್ ಟು ಯು ಸರ್. ನಿಮಗೆಲ್ಲರೂ ತಿಳಿದಿರುವ ಹಾಗೆ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದಂತಹ ಹಾಗೂ ನೀತಿ ಆಯೋಗದ ಪೂರ್ಣ ಪ್ರಮಾಣದ ಸದಸ್ಯರಾದಂತಹ ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯಂ ಅವರು ಮರಳಿ ನಿಮ್ಮೊಂದಿಗೆ ಸಂವಾದ ನಡೆಸಲು, ನಿಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಳಲಿಕ್ಕೆ ಇವತ್ತು ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೂ ಸಂಸ್ಥೆಯ ಪರವಾಗಿ ನನ್ನ ಪರವಾಗಿ ಸ್ವಾಗತ. ಟ್ರೈಬಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ITBPಯಿಂದ ಆಗಮಿಸಿರುವಂತಹ ಹಾಗೂ ಮಾನ್ಯ ತಹಸೀಲ್ದಾರರು ನಮ್ಮ ಜೊತೆ ಇದ್ದಾರೆ. ಅವರೆಲ್ಲರಿಗೂ, ಎಲ್ಲ ಅಧಿಕಾರಿ ವೃಂದದವರಿಗೆ ಸಂಸ್ಥೆಯ ಪರವಾಗಿ, ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ, ತಮ್ಮೆಲ್ಲರನ್ನೂ ಸ್ವಾಗತಿಸ್ತಾ ಈ ವೇದಿಕೆಯನ್ನು ಸಂವಾದ ಕಾರ್ಯಕ್ರಮಕ್ಕೆ ತೆರವು ಮಾಡಿಕೊಡ್ತಾ ಇದ್ದೀನಿ. ನಮಸ್ಕಾರ. ಈಗ ನೀತಿ ಆಯೋಗ ಬಗ್ಗೆ ಒಂದು 5 ಮಿನಿಟ್ಸ್ ಸರ್ ನೀವು ಬ್ರೀಫಿಂಗ್ ಕೊಟ್ಟರೆ ಎಕ್ಸಾಕ್ಟ್ಲಿ ನೀವು ಏನು ಮಾಡ್ತೀರಾ ಅಂತ, ಯಾಕಂದ್ರೆ ನಮ್ಮ ಜನಗಳಿಗೆ ಅದ್ರ ಬಗ್ಗೆ ಗೊತ್ತಿರಲ್ಲ. ಸೊ ಅದನ್ನು ತಕ್ಕಂತ ಅವರು
1: ಎಲ್ರಿಗೂ ನಮಸ್ಕಾರ. ಭಾಳ ಸಂತೋಷ ಆಗತ್ತೆ. ಬೆಳಗ್ಗೆಯಿಂದ ನಾನು ಬಸವನಗಿರಿ ಸೊಳ್ಳೆಪುರದಲ್ಲಿ ಏಕಲವ್ಯ ಶಾಲೆ, ಬಹಳ ದುಃಖ ಆಯಿತು ಏಕಲವ್ಯ ಶಾಲೆ. ನಾವು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುವಂಥ ಶಾಲೆ ಸರ್ಕಾರದಿಂದ, ಅದರ ಅಲ್ಲಿ ಓದುವಂಥವರು ನಮ್ಮ ಮಕ್ಕಳು ಭಾಳ ಕಡಿಮೆ. ಶೇಕಡ 50% ನಮ್ಮ ಕೋಟೆ ತಾಲೂಕಿನ ಗಿರಿಜನ ಮಕ್ಕಳು ಆಗಿರಬೇಕಾಗಿರುವಂಥ ಶಾಲೆಯಲ್ಲಿ 10% ಇಲ್ಲ. ನೀವುಗಳೆಲ್ಲ ಯುವಕರು ಸ್ವಲ್ಪ ಅದ್ರ ಬಗ್ಗೆ ಕೆಲಸ ಮಾಡಬೇಕು. ಅಲ್ಲಿ ಬೋಧಿಸುವಂಥ ಶಿಕ್ಷಕರಾಗಲಿ, ಅಡುಗೆ ಮಾಡುವಂಥವರು ಕೂಡ ನಮ್ಮೂರು ಯಾರೂ ಇಲ್ಲ. ಸ್ವಲ್ಪ ನೀವೆಲ್ಲ ಮನಸ್ಸಾಕಿ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಸಾಕಷ್ಟು ಜನಕ್ಕೆ ಬಿಡಿ. ಹಿಂದೆ ಬಸವನಗಿರಿ ಆಡಿನವ್ರದ್ದು ಸ್ವಲ್ಪ ಅನುಕೂಲ ಆಗುತ್ತೆ, ಬಂದು ಕೆಲಸ ಮಾಡುತ್ತೆ. ಬಟ್ ನನಗೆ ನೀತಿ ಆಯೋಗದ ಬಗ್ಗೆ ಪರಿಚಯಿಸಿ ಅಂತ ಡೆನಿಸ್ ಅವ್ರು ಹೇಳಿದ್ರು. ಹಿಂದೆ ನಮ್ಮ ರಾಷ್ಟ್ರದಲ್ಲಿ ವಾರ್ಷಿಕವಾಗಿ 5 ವರ್ಷಕ್ಕೆ ಪಂಚವಾರ್ಷಿಕ ಯೋಜನೆ ಅಂತ ಮಾಡುವಂಥ ಒಂದು ಯೋಜನಾ ಆಯೋಗ ಇತ್ತು. ಯೋಜನೆಗಳನ್ನು ರೂಪಿಸುವಂಥವ್ರು ಪ್ರಧಾನಮಂತ್ರಿಗಳು 2014ರಲ್ಲಿ ಅವರು ಜವಾಬ್ದಾರಿಗಳನ್ನು ಸ್ವೀಕರಿಸಿದಾಗ ಆ ಸಂಸ್ಥೆ ಎಲ್ಲ ರಾಜ್ಯಗಳಿಗೂ ಹಣ ವಿಸ್ತರಿಸುವ ಜೊತೆಗೆ ದೇಶ ಯಾವ ರೀತಿ ಪ್ರಗತಿ ಹೊಂದಬೇಕು ಅಂತ ತೀರ್ಮಾನಿಸುವಂಥ ಒಂದು ಎಲ್ಲವನ್ನು ಕೇಂದ್ರಿಸ್ಕೊಂಡಿರ್ತಕ್ಕಂಥ ವ್ಯವಸ್ಥೆ ಆಗಿತ್ತು. ಅವರಿಗೆ ಮುಖ್ಯಮಂತ್ರಿಯಾಗಿದ್ದಾಗ ಭಾಳ ನೋವುಗಳು ಉಂಟಾಗುವಂಥ ಹಲವಾರು ಸನ್ನಿವೇಶಗಳಿರ್ತವೆ. ಆ ವ್ಯವಸ್ಥೆಯನ್ನು ರದ್ದುಪಡಿಸಿ ಅದರ ಸ್ಥಳಕ್ಕೆ ಬಹಳವಾಗಿ ಚಿಂತಿಸಿ ರಾಷ್ಟ್ರದ ಹಿತವನ್ನು ಯೋಚಿಸುವಂಥ ವ್ಯಕ್ತಿಗಳು ತುಂಬಿರ್ತಕ್ಕಂಥ ಸಂಸ್ಥೆ, ಅವರ ಅಡಿ ನೇರವಾಗಿ ಇಟ್ಕೊಳ್ಳುವಂಥ ಸಂಸ್ಥೆ. ಈಗ ನಮಗೆ ಪ್ರಧಾನಮಂತ್ರಿ ಒಬ್ಬರು ಕಾಣಿಸ್ತಾರೆ, ಅವರ ಜೊತೆಗೆ ಕೆಲಸ ಮಾಡುವಂಥ ಅವ್ರದ್ದೇ ಆದಂಥ ಸಚಿವ ಸಂಪುಟ ಇರುತ್ತೆ. ಅವ್ರಗಳೆಲ್ಲ ಅವರು ಬೇರೆ ಬೇರೆ ಮಂತ್ರಾಲಯಗಳನ್ನು ನೋಡ್ಕೊಳ್ತಾರೆ. ಅಧಿಕಾರಿಗಳಾಗಿ ಅವರಡಿಯಲ್ಲಿ ಕೆಲಸ ಮಾಡುವಂಥ 3 ವಿಭಾಗಗಳು, ಬೇರೆ ಬೇರೆ ಭಿನ್ನ ಭಿನ್ನ ವಿಭಾಗಗಳಿವೆ. ಒಂದು, ಎಲ್ಲ ಅಧಿಕಾರಿಗಳನ್ನು ಉಸ್ತುವಾರಿ ಮಾಡುವಂಥ ಕ್ಯಾಬಿನೆಟ್ ಸೆಕ್ರೆಟರಿ ಅಂತ ಇರ್ತಾರೆ. ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ ಚೀಫ್ ಸೆಕ್ರೆಟರಿ ಅಂತ ಕರಿತೀವೋ, ಇಡೀ ದೇಶಕ್ಕೆ ಕ್ಯಾಬಿನೆಟ್ ಸೆಕ್ರೆಟರಿ ಅಂತ ಹೆಸರು. ಅವರು ಕೂಡ ಪ್ರಧಾನಮಂತ್ರಿ ಅಡಿಯಲ್ಲಿ, ಅವರ ಕಚೇರಿ ಕೂಡ ಅದರಡಿಯಲ್ಲಿ ಕೆಲಸ ಮಾಡ್ತಾರೆ. ಎರಡನೇ ಕಚೇರಿ ಪ್ರಧಾನಮಂತ್ರಿ ಕಾರ್ಯಾಲಯ, ಅಲ್ಲಿ ಕೂಡ ಇಡೀ ದೇಶಗಳನ್ನು ನೋಡ್ಕೊಳ್ಳುವಂಥ ಅಧಿಕಾರಿಗಳು ಕೆಲಸ ಮಾಡ್ತಿರ್ತಾರೆ, ವಿಭಿನ್ನ ಜವಾಬ್ದಾರಿಗಳು ಹೊಂದಿರ್ತಾರೆ. ಅದೇ ರೀತಿ ನೀತಿ ಆಯೋಗ 3ನೇ ಸಂಸ್ಥೆ, ಇದು ನೇರವಾಗಿ ಪ್ರಧಾನಮಂತ್ರಿ ಅಡಿಯಲ್ಲಿ ಇರುವುದು.

0: ಅಭಿವೃದ್ಧಿ ಎಂದು ಹೊಂದಬೇಕು. 2047 ಇಸ್ವಿಯಲ್ಲಿ ನಮಗೆ 100 ವರ್ಷ ಸ್ವಾತಂತ್ರ್ಯ ಸಿಕ್ಕಿ ಆಗುವಂಥ ವರ್ಷದಲ್ಲಿ ವಿಕಸಿತ ಭಾರತ ಹೇಗಿರಬೇಕು ಅನ್ನೋ ಕನಸನ್ನು ಕಂಡಿದ್ದ ಪ್ರಧಾನಮಂತ್ರಿಗಳು ಒಂದು ಅದ್ರ ಬಗ್ಗೆ ಒಂದು ದಾಖಲಿಸಬೇಕು ಅಂತೇಳಿ ನೀತಿ ಆಯೋಗಕ್ಕೆ ಜವಾಬ್ದಾರಿ ಕೊಟ್ಟು ಇದನ್ನು ಕಾರ್ಯರೂಪಕ್ಕೆ ತರಬೇಕು. ನೀತಿ ಅನ್ನೋದು ನಮಗೆಲ್ಲ ಗೊತ್ತಿದೆ, ನೀತಿ ಮಾಡುವಂಥದ್ದು ದೇಶಕ್ಕೆ. ಆದರೆ ಇಂಗ್ಲೀಷಲ್ಲಿ ಅದಕ್ಕೆ NITI ಅಂತ ಏನು ಬರಿತೀವಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ, ಅಂದರೆ ಭಾರತವನ್ನು ಪರಿವರ್ತಿಸುವಂಥ ರಾಷ್ಟ್ರ ಹಂತದ ಸಂಸ್ಥೆ. ನಮ್ಮ ಜವಾಬ್ದಾರಿ ಇಡೀ ರಾಷ್ಟ್ರಕ್ಕೆ ಅನ್ವಯಿಸುತ್ತೆ. ಹೇಗೆ ಒಬ್ಬರು ಮುಖ್ಯಮಂತ್ರಿನೋ ಪ್ರಧಾನಮಂತ್ರಿನೋ ಹಲವಾರು ಮಂತ್ರಿಗಳಿಗೆ ಜವಾಬ್ದಾರಿಗಳನ್ನು ವಹಿಸ್ತಾರೋ ಹಾಗೆ ನಮ್ಗಳಿಗೂ ಜವಾಬ್ದಾರಿಗಳನ್ನು ವಹಿಸ್ತಾರೆ. ಈಗ ಮೇಡಮ್ ಅವರಿಗೆ ಪ್ರಾಥಮಿಕ ಶಿಕ್ಷಣ, ಅದರ ಜೊತೆಗೆ ಪ್ರವಾಸೋದ್ಯಮ, ಸಂಸ್ಕೃತಿ, ಯುವ ವಿಚಾರಗಳು ಹಾಗೂ ಕ್ರೀಡೆ ವಿಚಾರಗಳು, ಇಷ್ಟು ಅವ್ರಿಗೆ ಜವಾಬ್ದಾರಿ ವಹಿಸಿ ಈ ನಾರ್ತ್ ಈಸ್ಟ್ ಭಾಗದಲ್ಲಿರ್ತಕ್ಕಂಥ 8 ರಾಜ್ಯಗಳು ಕೂಡ ಅವರ ಉಸ್ತುವಾರಿಯಲ್ಲಿ, ಅದರ ಅಭಿವೃದ್ಧಿ ಕೂಡ ಅವರ ಜವಾಬ್ದಾರಿಯಲ್ಲಿದೆ. ಹಾಗೆಯೇ ನನಗೆ ಇಡೀ ಸಾಮಾಜಿಕ ಕ್ಷೇತ್ರ, ಆರೋಗ್ಯ ಮತ್ತು ವೈದ್ಯಕೀಯ ಕ್ಷೇತ್ರ ಹೊರಪಡಿಸಿ ಸೋಷಿಯಲ್ ಜಸ್ಟಿಸ್ ಇರ್ಬೋದು, ಗಿರಿಜನ ಅಭಿವೃದ್ಧಿ ಇರ್ಬೋದು, ಪಂಚಾಯತ್ ರಾಜ್ ಇರ್ಬೋದು, ಗ್ರಾಮೀಣ ಅಭಿವೃದ್ಧಿ ಇರ್ಬೋದು, ಕುಡಿಯ ನೀರು ಇರ್ಬೋದು, ಜಲಾಶಯಗಳಿರ್ಬೋದು, ಭೂಮಿಯ ವಿಚಾರಗಳಿರ್ಬೋದು, ಇದ್ರ ಜೊತೆಗೆ ಮುಂದೆ ಯುವಕರಿಗೆ ಕೆಲಸ ಸಿಗುವಂಥದ್ದು ಎಂಪ್ಲಾಯ್ಮೆಂಟು, ಲೇಬರ್ ಅಂತ ಏನು ಕರಿತೀವಿ ಕಾನೂನುಗಳಿರತ್ತಲ್ಲ ಲೇಬರ್ ಕಾಯ್ದೆಗಳು ಮಾಡುವಂಥದ್ದು, ಮತ್ತು ಕೌಶಲ್ಯ ಮತ್ತು ಆಂಟರ್ಪ್ರಿನರ್ಶಿಪ್, ಸ್ವಲ್ಪ ಜಾಸ್ತಿ ಜವಾಬ್ದಾರಿಗಳನ್ನು ನಿರ್ಮಿಸಿ ಅದನ್ನು ಸಂಪಾದಿಸುವಂಥ ಜವಾಬ್ದಾರಿ ಅನ್ಕೊಟ್ಟಿದ್ದಾರೆ. ವಿಶೇಷವಾಗಿ ನಿಮ್ಗಳ ಜೊತೆಗೆ ನಾನು ಕೆಲಸ ಮಾಡಿದಂಥ ಸೌಭಾಗ್ಯ ಇದ್ದಿದ್ದರಿಂದ ಗಿರಿಜನ ಅಭಿವೃದ್ಧಿ ಬಗ್ಗೆ ನನಗೆ ಪ್ರಧಾನಮಂತ್ರಿಗಳು ವಿಶೇಷ ಗಮನ ಕೊಡೋಕ್ಕೆ ಹೇಳಿ ಮಾಡಿದ್ದರಿಂದ ಇವತ್ತು ನಾವು ಎಲ್ಲ ಕಡೆ ಪ್ರವಾಸ ಮಾಡ್ತೀವಿ ಇಡೀ ದೇಶದಲ್ಲಿ, ಮತ್ತು ರಾಜ್ಯಗಳನ್ನು ವಹಿಸ್ತಾರೆ. ನನಗೆ ಆಂಧ್ರಪ್ರದೇಶ, ಒಡಿಶಾ, ತಮಿಳುನಾಡು, ಪುದುಚೇರಿ ಮತ್ತು ಅಂಡಮಾನ್ಕೋಬಾರಲ್ಲೂ ಕೂಡ ತುಂಬ ಗಿರಿಜನರಿಗೆ ಕೆಲಸ ಮಾಡುವಂಥದ್ದಿದೆ. ಅದಕ್ಕೆ ಆ ರಾಜ್ಯವನ್ನು ಆ ಯೂನಿಯನ್ ಟೆರಿಟರಿಯನ್ನು ವಹಿಸಿದ್ದಾರೆ. ಈಗ ನಾವೆಲ್ಲರೂ ಕೂಡ 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಪ್ರಧಾನಮಂತ್ರಿಗಳು ನಮ್ಮ ಜೊತೆ ಈಗಾಗಲೇ 3 ಸಲ ನಮ್ಮ ಜೊತೆಗೆ ಮೀಟಿಂಗ್ಗಳನ್ನು ಮಾಡಿದ್ದಾರೆ. ಈ ನೀತಿ ಆಯೋಗದ ಕಾರ್ಯಕಾರಿ ಸಮಿತಿ, ಅದರ ಪ್ರಧಾನಿಗಳು ಹೇಗೆ ಚೇರ್ಮನ್ನು, ಒಬ್ಬರು ವೈಸ್ ಚೇರ್ಮನ್ ಅಂತ ಇರ್ತಾರೆ, ನಾವುಗಳೆಲ್ಲ ಮೆಂಬರ್ಸ್, ಪೂರ್ಣಾವಧಿ ಮೆಂಬರ್ಸ್. ಪ್ರತಿ ರಾಜ್ಯದ ಮುಖ್ಯಮಂತ್ರಿ ಕೂಡ ಅದಕ್ಕೆ ಮೆಂಬರು. ವರ್ಷಕ್ಕೊಮ್ಮೆ ಅವರೆಲ್ಲರೂ ಸೇರ್ತೀವಿ. 1 ವರ್ಷಕ್ಕೆ ದೇಶ ಹೇಗೆ ಏನೇನು ಮಾಡಬೇಕು ಅಂತ ಆ ಮೀಟಿಂಗ್ 1 ತಿಂಗಳಿಗೆ ಇತ್ತಾನೆ ಆಯಿತು. ಅದರಲ್ಲಿ ಒಂದೊಂದು ರಾಜ್ಯದ ಅಭಿವೃದ್ಧಿ ಮತ್ತು ಅದರ ಅವಶ್ಯಕತೆಗಳೆಲ್ಲ ಆ ಮುಖ್ಯಮಂತ್ರಿಗಳು ಪ್ರಸ್ತಾವಿಸ್ತಾರೆ. ಸಂಬಂಧಪಟ್ಟ ರಾಜ್ಯದ ಯಾರ ಹತ್ರ ಇರುತ್ತೋ ನಾವು ಅದ್ರ ಬಗ್ಗೆ ಗಮನ ಕೊಟ್ಟು ಅದ್ರ ಬಗ್ಗೆ ಕೆಲಸ ಮಾಡ್ತೇವೆ. ಸೊ ಇದೊಂದು ಕಿರು ಪರಿಚಯ. ಬಟ್ ಎಲ್ಲಕ್ಕಿಂತ ಜಾಸ್ತಿ ಭಾಳ ಗಮನ ಇಟ್ಟು ನೋಡ್ಕೋಬೇಕಿದ್ರೆ ಮುಂಚೆ ಥರ ಹಣ ಕೊಡುವಂಥ ಸಂಸ್ಥೆ ಅಲ್ಲ ನೀತಿ ಆಯೋಗ. ನಾವು ಸರ್ಕಾರಕ್ಕೆ ನೀತಿಗಳನ್ನು ತಿಳುವಳಿಕೆ ಕೊಡುವಂಥದ್ದು, ಅದಕ್ಕೆ ಬುದ್ಧಿ ಹೇಳುವಂಥದ್ದು, ಹೇಗೆ ಮಾಡ್ಬೋದು ಅಂತ ಹೇಳೋದು, ಮತ್ತು ಸರ್ಕಾರ ಮಾಡುವ ಕೆಲಸಗಳನ್ನು ಪರಿಶೀಲಿಸುವುದು, ಅದಕ್ಕೆ ಮೌಲ್ಯಮಾಪನ ಮಾಡುವುದು, ಮತ್ತು ವರದಿಗಳನ್ನು ಕೊಟ್ಟು. ಈಗ ಉದಾಹರಣೆಗೆ ಈಗ ಇವತ್ತು ನಾವು ಏಕಲವ್ಯ ಶಾಲೆಗೆ ಹೋಗಿದ್ದೀವಿ, ನನಗೆ ಅದ್ರ ಬಗ್ಗೆ ಅತೃಪ್ತಿ ಉಂಟಾಗಿದೆ. ಒಂದೊಂದು ಮಗುಗೆ 147,000 ರೂಪಾಯಿ ಖರ್ಚು ಮಾಡ್ತೀವಿ ಕೇಂದ್ರ ಸರ್ಕಾರದಿಂದ. ನಮಗೆ ಕೊಡೋದು ಸರ್ಕಾರ 36,000 ರೂಪಾಯಿ, ಆದರೆ ಅಲ್ಲಿಗೆ 147,000 ರೂಪಾಯಿ ಕೊಡ್ತಾರೆ. ಆದರೆ 147,000 ರೂಪಾಯಿ ಎಷ್ಟು ಫಲ ಸಿಗ್ತಾ ಇದೆಯಾ ಆ ಸಂದೇಹ ಇದ್ದಿದ್ದರಿಂದ ನಾನು ಇವತ್ತು ಒಂದು ಅದ್ರ ಬಗ್ಗೆ ಒಂದು ವರದಿ ಕೇಳಿದ್ದೇನೆ. ಹೇಗೆ ಏನು ಅಲ್ಲಿ ಎಷ್ಟು ಜನ ಮಕ್ಕಳು ಪಾಸ್ ಆದರು, ಎಲ್ಲೆಲ್ಲಿ ಹೋಗಿದ್ದಾರೆ, ನಿಜವಾದ ಗಿರಿಜನ ಮಕ್ಕಳು ಯಾರು, ಇದು ನಮಗೆಲ್ಲರಿಗೂ ಗೊತ್ತಿದೆ. ನಾವೆಲ್ಲ ಹೋರಾಟ ಮಾಡಿದವ್ರೆ, ಹೊಸ ಹೊಸ ಪಂಗಡಗಳನ್ನು ದಿನದಿಂದ ಸೇರಿಸಿ ಈಗ ನಮ್ಮ ಮಕ್ಕಳಿಗೆ ಅವಕಾಶ ವಂಚಿತರಾಗಿದ್ದಾರೆ. ಇದ್ರ ಬಗ್ಗೆ ಈ ಸಮಸ್ಯೆಗಳ ಬಗ್ಗೆ ಎಲ್ಲ ನಾವು ಸಂಶೋಧನೆ ನಡೆಸ್ಬೋದು, ಸ್ಟಡಿಗಳು ಮಾಡ್ಬೋದು, ಸರ್ಕಾರಕ್ಕೆ ವರದಿಯನ್ನು ನೀಡಿ ಸರ್ಕಾರದ ಒತ್ತಡ ತರ್ಬೋದು, ಇತರ ಬದಲಾವಣೆ ಮಾಡಬೇಕಾಗತ್ತೆ. ನಾವು ನೇರವಾಗಿ ಪ್ರಧಾನಿಗಳಿಗೆ ವರ್ತಿಸುವುದಿಲ್ಲ, ಅದನ್ನು ಸ್ವಲ್ಪ ತಿಳುವಳಿಕೆ ಕೊಡುವಂಥದ್ದು ಮಾಡುವಂಥದ್ದು ಇಷ್ಟು ಸಾಕು ಅಂತ. ಈಗ ನೀವು
1: ಥ್ಯಾಂಕ್ ಯು ಸರ್. ಈಗ ಡೈರೆಕ್ಟ್ ನಾವು ಕ್ವೆಶನ್ ಶುರು ಮಾಡೋಣ, ಕ್ವೆಶನ್ ತಗೊಳಕ್ಕೆ ಶುರು ಮಾಡ್ತೀವಿ. ಕ್ವೆಶನ್ ಆನ್ಸರ್ಸ್ ಯಾವ್ಯಾವ ಸೆಕ್ಷನ್ಸ್ ಮತ್ತು ಸೆಕ್ಟರ್ ಹೇಳಿದ್ದಾರೆ ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ ಡೈರೆಕ್ಟ್ ಆಗಿ ಕೇಳ್ಬೋದು.
2: ಎಲ್ಲರೂ ನಮಸ್ಕಾರ, ನನ್ನ ಹೆಸರು ವಿಜಯ್ ಕುಮಾರ್ ಅಂತ, ಬೆಟ್ಟ ಕುರುಬ ಪಂಗಡ ಕಮ್ಯುನಿಟಿ. ಸರ್, ಈಗ ನಮಗೆ ಬುಡಕಟ್ಟು ಅರಣ್ಯ ಕಾಯ್ದೆ 2006 ನಮಗೆ ಜಾರಿ ಆಯಿತು, ಇಲ್ಲಿಗೆ 22 ವರ್ಷ ಆಗಿದೆ, ಅದು 2 ಇಯರ್ ಆಗಿದೆ. ನಾವು ಕರ್ನಾಟಕದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ನಮ್ಮದು ಹೆಚ್ಚಿನಕೋಟೆ ತಾಲೂಕಲ್ಲಿ ಏನೂ ಆಗಿಲ್ಲ. ಒಂದಷ್ಟು ಜನಕ್ಕೆ A ಫಾರಮು B ಫಾರಮು C ಫಾರಮ್ ಹಕ್ಕುಪತ್ರ ಕೊಟ್ಟವ್ರೆ. A ಫಾರಮ್ ಅಂದರೆ ವೈಯಕ್ತಿಕ ಹಕ್ಕುಪತ್ರ, B ಫಾರಮ್ ಅಂದರೆ ಸಾಮುದಾಯಿಕ ಹಕ್ಕುಪತ್ರ, C ಫಾರಮ್ ಅಂದರೆ ಕಾರ್ಡಿನ ಉತ್ಪನ್ನ ಕೊಟ್ಟವ್ರೆ ಫಾರ್ಸ್ಟೇಟ್. ಅದು ಈ ಸರ್ಕಾರಗಳು ಸರ್ಕಾರಕ್ಕೆ ಅದನ್ನು ಜವಾಬ್ದಾರಿ ಕೊಡ್ದೇ ABC ಫಾರಮ್ ಅಂದರೆ ಅರ್ಜಿ ಹಾಕ್ತಾರೆ ಹಂಗೆ ಇತ್ತು. ನಾವೆಲ್ಲ NGOಗಳು ಸೇರ್ಕೊಂಡೀಗ 4,800 ಜನ ವೈಯಕ್ತಿಕ ಅದನ್ನು ಕೊಟ್ಟಿದ್ದೀವಿ. ಈಗ ಅದು ಎಲ್ಲ PDFs ಅಲ್ಲಿ ಹಂಗೆ ಇದೆ.

0: ಎಂಟು ವರ್ಷ ಆಯಿತು, ಮತ್ತು ಆಗ್ತಾ ಬಂದದ್ದು 2006 ಎಂಟು ವರ್ಷ ಹಂಗೆ ಆಗಿದೆ. ನಮಗೆ ಒಂದು ಸರ್ಕಾರ ಅದನ್ನು ಮಾಡಬೇಕು ಅಂತ ಒಂದು ನಿಗದಿತ ಒಂದು ಆದೇಶ ಆದರೆ ಬೇಗ ತುರ್ತಾಗಿ ಎಲ್ಲ ಆಗುತ್ತೆ ಅಂತ ನಮಗೆ ಪ್ರಶ್ನೆ ಕೇಳ್ತಿದ್ದೀನಿ.
1: ದ ಥಿಂಗ್ ಇಸ್ ದಟ್ ಐ ಥಿಂಕ್ ದಟ್ FRA ಆ್ಯಕ್ಟ್ ಇಸ್ ನಾಟ್ ವೆರಿ ಸೈಲೆಂಟ್ ಅಬೌಟ್ ದಿ ಟೈಮ್ ಲೈನ್. ಟೈಮ್ ಲೈನ್ ಇಸ್ ನಾಟ್ ಮೆನ್ಷನ್ ಇನ್ ದಿ ಆ್ಯಕ್ಟ್ ಆಲ್. ದಟ್ ಮೀನ್ಸ್ ದರ್ ಆರ್ 3 ಕಮಿಟಿ, ಫಾರೆಸ್ಟ್ ರೈಟ್ಸ್ ಕಮಿಟಿ ಇಸ್ ದರ್, ಅಂಡ್ ದೆನ್ ದರ್ ಇಸ್ ಅ ಸಬ್ ಡಿವಿಷನ್ ಲೆವೆಲ್ ಕಮಿಟಿ, ಅಂಡ್ ದೆನ್ ದರ್ ಇಸ್ ಅ ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿ. ಸೊ ಆಲ್ ದೀಸ್ ಕಮಿಟಿ, ದ ಪ್ರಾಸೆಸ್ ಹ್ಯಾಸ್ ಟು ಹ್ಯಾಪನ್. ಇಫ್ ಇಟ್ ಹ್ಯಾಪನ್ಸ್ ವಿತೌಟ್ ಎನಿ ಪ್ರಾಬ್ಲಮ್, ಇಟ್ ಶುಡ್ ಬಿ ಡನ್ ವಿತ್ ಇನ್ 6 months. ಇಟ್ ಬಿಕಾಸ್ ದರ್ ಇಸ್ ಅನ್ ಅಪೀಲ್ ಪೀರಿಯಡ್ ಆಫ್ 90 days ಫಾರ್ ದಿ ಡಿಸ್ಟ್ರಿಕ್ಟ್ ಸಬ್ ಡಿವಿಷನ್ ಕಮಿಟಿ ವಿಚ್ ಕ್ಯಾನ್ ಬಿ ಪ್ಲೇಸ್ಡ್ ಫಾರ್ DLC. ಸಿಮಿಲರ್ಲಿ ದರ್ ಇಸ್ ಅನ್ ಅಪೀಲ್ ಪೀರಿಯಡ್ ಫಾರ್ ದಿ FRC ಆಲ್ಸೋ. ಸೊ ದ ಎಂಟೈರ್ ಪ್ರಾಸೆಸ್ ಶುಡ್ ನಾಟ್ ಟೇಕ್ ಮೋರ್ ದನ್ 6 to 9 months. But having said that, this is ideal, but the Rights Act does not mention about any timeline within which it has to be disposed. But this thing has been representation from all over the country has received in the ministry. So we are looking forward to it, like, because it has to have an go through as an amendment only. If we do not amend the act, then it does not have anything.
0: Aur helidage idike ಒರಿಜಿನಲ್ ಆಕ್ಟ್ ಅಲ್ಲಿ ಸಮಯ ಅವಧಿಗಳನ್ನು ನಿಗದಿಪಡಿಸಿಲ್ಲ, ಅದರಿಂದಲೇ ಇಷ್ಟ ಆಗ್ತದೆ. ಸಾಧಾರಣವಾಗಿ ಎಲ್ಲ ಹಂತದಲ್ಲೂ ಸಮಯಕ್ಕಾಗಿದೆ, 6 ತಿಂಗಳೊಳಗೆ ಆಗ್ತಾ ಇದೆ. ಬಟ್ ಕೆಲವು ರಾಜ್ಯಗಳಲ್ಲಿ ರಾಜಕೀಯ ಒತ್ತಡಗಳಿದ್ದು ಅಲ್ಲಿ ಆಗ್ತಾ ಇಲ್ಲ. ಬಟ್ ನಮ್ಮಲ್ಲಿ ಅದು ಸಮಸ್ಯೆ ಅಲ್ಲ, ಆಡಳಿತ ನಿರ್ಲಕ್ಷ್ಯತೆ ಅಂತ ಹೇಳ್ಬೋದು. ಅದನ್ನು ರಾಜ್ಯಕ್ಕೆ ಅವರು ಸೂಚನೆ ಕೊಡೋದನ್ನ ಕೊಡ್ತಾರೆ. ಅದ್ರ ಜೊತೆಗೆ ನಾನು ಒಂದು ಉನ್ನತ ಮಟ್ಟದ ಕಾರ್ಯದರ್ಶಿಗಳನ್ನು ಕರೆಸಿ ಚರ್ಚೆಯನ್ನು ಮಾಡ್ತೀನಿ. ಎಲ್ಲೆಲ್ಲಿ ಯಾವ್ಯಾವ ನಾನು ಒಂದು ರಾಜ್ಯ ಅಥವಾ ಒಂದು ಜಾಗ ಅಂತ ನಾನು ನೋಡ್ಲಿಕ್ಕೆ ಆಗೋದಿಲ್ಲ. ಇಡೀ ದೇಶದಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಈ ಥರ ತಡೆ ಆಗ್ತಾ ಇದೆ ಅಂತ ಒಂದು ಪತ್ತೆ ಹಚ್ಚಿ ಎಲ್ಲ ರಾಜ್ಯಗಳಿಗೂ ಫಸ್ಟ್ ಹೇಳುವಂಥದ್ದು. ಅದ್ರ ಜೊತೆಗೆ ಬಹುಶಃ ಮಂತ್ರಿಗಳಿಗೆ ಮತ್ತು ಕಾರ್ಯದರ್ಶಿಗಳಿಗೆ ಇದನ್ನು ಈ ತಿದ್ದುಪಡಿ ಮಾಡಬಹುದು ಕಾಯ್ದೆಯನ್ನು ಅಂತ ಅವರಿಗೆ ಚರ್ಚೆ ಮಾಡಿ ಮಾಡಲಿಕ್ಕೆ ರಾಜಕೀಯ ಹಾಗೂ ಧೈರ್ಯ ಇಟ್ಟರೆ ಅದು. ಯಾಕಂದರೆ ಆ್ಯಕ್ಟನ್ನು, ಫಾರೆಸ್ಟ್ ರೈಟ್ ಆ್ಯಕ್ಟನ್ನು ಮುಟ್ಲಿಕ್ಕೆ ಎಲ್ಲರೂ ಎದುರ್ತಾ ಇದ್ದಾರೆ. ಈಗ ಕೆಲಸನೂ ಆಗ್ತಿಲ್ಲ, ಅದು ಹೆದರ್ತಾ ಇದ್ದಾರೆ. ಫಸ್ಟ್ ಅಂದ್ರೆ ರಾಜಕೀಯವಾಗಿ ಮತ್ತು ಆಡಳಿತವಾಗಿ ಆಗತ್ತಂತ ಪರಿಶೀಲನೆ ಮಾಡಿ ನಾನೇ ಅದನ್ನು ಒಂದ್ಸಲ ರಿವ್ಯೂ ಮಾಡಿ.
2: ಕಾಡಿಗೆ ಹೋಗಕ್ಕಾಯ್ತಲ್ಲ, ಮೈನರ್ ಉತ್ಪನ್ನ ತಗೊಳಕ್ಕಾಯ್ತಾಯಿಲ್ಲ, ಅಲ್ಲಿ ಕಾಡು ಪೂಜೆ ಮಾಡೋಕ್ಕಾಯ್ತಾಯಿಲ್ಲ, ಸ್ಮಶಾನ ಕಾರ್ಯ ಮಾಡೋಕ್ಕಾಯ್ತಾಯಿಲ್ಲ, ತುಂಬ ಸ್ಟ್ರಗಲ್ ಇದೆ. ಕೇಸ್ ಮೇಲೆ ಕೇಸ್ ಆಯ್ತಾವ ಹೇಳ್ಬಿಡ ಸರ್.
0: ಫಸ್ಟು ಕರ್ನಾಟಕಕ್ಕೆ ಅವ್ರು ಮಾತಾಡಿ, ವಾಪಸ್ ಡೆಲ್ಲಿಗೆ ಹೋದ್ಮೇಲೆ ಕಾರ್ಯದರ್ಶಿ ಇವ್ರು ಮಾತಾಡೋಕ್ಕಾಗಲ್ಲ, ಕಾರ್ಯದರ್ಶಿನೇ ಮಾತಾಡಬೇಕು, ಮುಖ್ಯ ಕಾರ್ಯದರ್ಶಿಗೆ ಮಾತಾಡಲಿ. ಕರ್ನಾಟಕದ ಹಂತದಲ್ಲಿ ತಕ್ಷಣ ಸ್ವಲ್ಪ ನೀವು ಇದನ್ನು ಇಷ್ಟು ದಿನ ಮಾಡಿದ ತಪ್ಪು ಅಂತ ಹೇಳಿ ಸ್ವಲ್ಪ ಬಿಸಿ ತಾಕಿಸ್ತೀವಿ. ಅದ್ರ ಜೊತೆಗೆ ನಾನು ಇಡೀ ದೇಶದ್ದು ಒಂದ್ಸಲ ರಿವ್ಯೂ ಮಾಡ್ತೇನೆ.
3: ನಮಸ್ಕಾರ, ನನ್ನ ಹೆಸರು ನಟರಾಜ್ ಅಂತ ಅಂತೇಳಿ. ವಿಜಯ್ ಕುಮಾರ್ ಅವರು ಮಾತಾಡಿದ ವಿಷಯ ಪೂರಕವಾಗಿ ಯಾರು ಆಡಿ ಅರಣ್ಯಕ್ಕೂ ಸಮಿತಿಯಿಂದ ಅರ್ಜಿ ಸಲ್ಲಿಸ್ತಾರೋ ಅವ್ರಿಗೆ ಆಡಿ ಸಮಿತಿ ಮತ್ತು ಉಪವಿಭಾಗ ಸಮಿತಿ ಮತ್ತು ಜಿಲ್ಲಾ ಮಟ್ಟ ಸಮಿತಿನಲ್ಲಿ 90 ದಿನದೊಳಗಡೆ ಅವರ ಹಕ್ಕುಪತ್ರ ಸರಿಯಾಗಿದ್ದರೆ, ಅವ್ರ ದಾಖಲೆಗಳು ಕೊಟ್ಟಿದ್ದು ಸರಿಯಾಗಿದ್ದರೆ ಅವ್ರಿಗೆ ಹಕ್ಕುಪತ್ರಗಳನ್ನ ವಿತರಣೆ ಮಾಡಬೇಕು ಅಂತ ಕಾಯ್ದೆ ಒಳಗಡೆ ಇದೆ. 8 ವರ್ಷ ಆದರೂ ಮಾಡಿಲ್ಲ ಅನ್ನೋಂಥದ್ದು ಒಂದು. ಮತ್ತು ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಯಾರು ಅರ್ಜಿ ಸಲ್ಲಿಸ್ತಾರೋ ಅವ್ರಿಗೆ ಉಪವಿಭಾಗಕ್ಕೆ ಅರ್ಜಿ ಹೋದ್ರೆ ಅಲ್ಲಿ ಒಬ್ಬ ಗಾರ್ಡ್ ಮಾತು ಅಥವಾ ಫಾರೆಸ್ಟ್ರ್ ಮಾತನ್ನ ಕೇಳಿಕೊಂಡು ಅಲ್ಲಿ ಕಾಯ್ದೆ ಒಳಗಡೆ ಏನು ಹೇಳ್ತದೆ ಅಂದರೆ 2005 December 13 ಎರಡು ದಾಖಲೆಗಳು ಅಂತ ತಿಳ್ತದೆ ಕಾಯ್ದೆ ಒಳಗಡೆ. ಆದರೆ ಅಲ್ಲಿ ಮಾತಾಡೋ ಉಪವಿಭಾಗ ಮಟ್ಟದಲ್ಲಿ ಅವರು ಏನು ತೀರ್ಮಾನ ಮಾಡ್ತಾರೆ ಅಂದ್ರೆ ಆ ಅರ್ಜಿದಾರ 2005 to 18 ಆಗಿಲ್ಲ ಅಂತಂತೇಳಿ ಇಲ್ಲದೆ ಹೋದಂತ ಸೃಷ್ಟಿ ಮಾಡಿ ಇವತ್ತು ವಾಪಸ್ ಕಳಿಸಿರ ಅಂತದನ್ನ ನಾವು ಕಾಣ್ತೀವಿ. ಅದ್ರ ಜೊತೆಗೆ ಈ ಕಾಯ್ದೆ ಒಳಗಡೆ ನಾವು ಸಾಕಷ್ಟು ಎಲ್ಲರೂ ಇದನ್ನ ಓದಂತ ಸಂದರ್ಭದಲ್ಲಿ ಬದಲಾವಣೆ ಆಗ್ಬೇಕಾಗಿರೋದು ಏನಪ್ಪ ಅಂತಂದ್ರೆ ಒಂದು ಅದೊಂದು ಬದಲಾವಣೆ ಆಗ್ಬೇಕು, ಎರಡನೇದು ಅಲ್ಲಿ ಅನುಭವ ಇರಬೇಕು ಅಂತಂದು ಕೇಳ್ಬಿಟ್ಟಿದ್ದಾರೆ. ಕಾಡು ಒಳಗಡೆ ಅನುಭವ ಇದ್ದು ಇವ್ರು ಅನುಭವ ಮಾಡಕ ಫಾರೆಸ್ಟ್ನವರೇ ಬಿಟ್ಟಿಲ್ವಲ್ಲ, ಅಲ್ಲಿ ಮನೆ ಕಟ್ಟಗಳಕ್ಕೂ ಬಿಟ್ಟಿಲ್ಲ, ಇನ್ನು ಅನುಭವ ಅಂತ ಎಲ್ಲಿದೆ ಅನ್ನುವಂಥದ್ದು ಎರಡನೇದು. ಮೂರನೇದು ಅವರು 1 ಎಕರೆ 2 ಎಕರೆಗೆ ಬೆಳೆಗಳನ್ನ ಬೆಳೆದಿದ್ರು ಸಹ ಇಲಾಖೆಯವರು ನಮಗೆ ಏನು ಬಹಳಷ್ಟು ಬೇಸರ ಆಗ್ತಾ ಇರೋದು ಸಮಾಜ ಕಲ್ಯಾಣ ಇಲಾಖೆ ಮತ್ತೆ ಫಾರೆಸ್ಟ್ನವ್ರ ಮೇಲೆ ಬಹಳ ಬೇಸರ ಆಗ್ತಾ ಇರೋದು, ಯಾಕಂದ್ರೆ ಇವರು ಪುಸ್ತಕ ಓದಲ್ಲ ಕಾನೂನನ್ನ, ಅವರು ಓದ ಅವ್ರು ತಿರ್ಚಾಂತ ಪ್ರಯತ್ನಗಳನ್ನ ಮಾಡ್ತಾವ್ರ, ಇವರು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಈ ತಾಲೂಕಲ್ಲಿ ಬಹಳಷ್ಟು ಗಿರಿಜನರು ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕಂತ ಹೇಳ್ತಾ ಇದ್ದೀನಿ ಅಂದ್ರೆ GPS ಮಾಡಕ್ ಹೋದಂತ ಸಂದರ್ಭದಲ್ಲಿ ಅನುಭವ ಇದೆ ಅಂತ 1 ಎಕರೆ 2 ಎಕರೆ ಅವ್ರದ್ದು ಅನುಭವದಲ್ಲಿದ್ರೆ ಇವರು ಅವನ ಮನೆ ಕಟ್ಟಗಳಕ್ಕೆ ಎಷ್ಟಿದೆಯೋ ಅಷ್ಟನ್ನೇ GPS ಮಾಡಿ ಅವನಿಗೆ ಹಕ್ಕುಪತ್ರ ಕೊಡ್ತಾರೆ. 1 ಕುಂಟೆ ಕೊಟ್ಬಿಟ್ಟು ವ್ಯವಸಾಯ ಮತ್ತು ನಿವೇಶನಕ್ಕಾಗಿ ಅಂದ್ಬಿಟ್ಟು ಹಕ್ಕುಪತ್ರ ಕೊಡ್ತಾರೆ, ಅದು ಸಹ ಬದಲಾವಣೆ ಆಗಬೇಕು. ಅದ್ರ ಜೊತೆಗೆ ನಮ್ಮಲ್ಲಿ 2014

0: ಲಕ್ಷರಲ್ಲಿ ಡಾಕ್ಟರ್ ಮುಜಫರ್ ಅಸಾದಿಯವರ ವರದಿ ಪ್ರಕಾರ 3418 ಕುಟುಂಬಗಳಿಗೆ ಪುನರ್ವಸತಿ ಕಲ್ಪಿಸಿಕೊಡ್ಬೇಕು ಅಂತ ಹೈಕೋರ್ಟ್ ಮಾನ್ಯ ಮಾಡಿದ್ರು ಸಹ ಇವತ್ತಿನವರೆಗೂ ಜಾಗ ಗುರುತಿಸಿಲ್ಲ. ಏನು ಮಾಡದೇ ಇರುವಂತದ್ದು ನಮಗೆ ಈ ಆದಿವಾಸಿಗಳಿಗೆ ತುಂಬಾ ನೋವಾಗಿದೆ. ಮತ್ತೆ ನಮ್ಮ ಆರ್ ಬಾಲಸುಬ್ರಹ್ಮಣ್ಯಂ ಸರ್ ಅವರು ಆ ನೀತಿ ಆಯೋಗದ ಅಧ್ಯಕ್ಷರಾಗಿರೋದ್ರಿಂದ ನಮ್ಗೆ ಇನ್ನೊಂದು ಬಲ ಬಂದಂಗ ಆಗಿದೆ ಅನ್ನುವಂಥದ್ದು. ಯಾಕಂದ್ರೆ ಅವತ್ತಿನ ಸಂದರ್ಭದಲ್ಲೇ ಫಾರೆಸ್ಟ್ನವರು ಏನೇನೆಲ್ಲ ಮಾಡಿದ್ರು ಸಹ ಅವ್ರಿಗೆ ದುದ್ದಿಗೇಡದಲ್ಲಿ ಇವತ್ತು 154 ಜನ ನಾವು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀವಿ ಅಂದ್ರೆ ಕಾರಣಕರ್ತರು ಅವರೇ ಆಗಿದ್ದಾರೆ. ನಾವು ತಾವಿರೋದ್ರಿಂದ ಆಶಾವಾದಿಗಳಾಗಿರ್ತೀವಿ ಸರ್.
1: ಫಾರೆಸ್ಟ್ ರೈಟ್ ಆಕ್ಟ್ ಭಾರಿ ಮುಖ್ಯ ಆಗಿರೋದ್ರಿಂದ ನಾನೊಂದು 2 ಪಾಯಿಂಟ್ ಹೇಳಲೇಬೇಕು. ನಮ್ಮವರು 1972 ಬಂಡೀಪುರ ಮತ್ತೆ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಇಂದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಿಂದ ಹೊರಗಡೆ ಹಾಕಾಯ್ತು. ಫಾರೆಸ್ಟ್ ರೈಟ್ ಆಕ್ಟ್ ಬಂದಿದ್ದು 2006. ಈಗ ಅನುಭವ ಹೆಂಗ್ ಬರುತ್ತೆ ನಮ್ದು ಅವಾಗಲೇ ಹೊರಗಡೆ ಬಂದ ಮೇಲೆ ನಮ್ದು ಅನುಭವ ಅದಕ್ಕೆ
2: ಗ್ರಾಮ ಪಂಚಾಯತ್ ಯಾಕೆ ಗ್ರಾಮ ಪಂಚಾಯತ್ ಸದಸ್ಯರು ಇರಬೇಕಲ್ಲ.
1: ಇಲ್ಲ ಇಲ್ಲ ತಾಲೂಕು ಪಂಚಾಯತಿ ಮತ್ತೆ ಜಡ್ಪಿ
2: ಸರ್ ಆಗಿಲ್ಲಲ್ವಾ. 10 ಇಯರ್ಸ್ ಗ್ರಾಮ ಪಂಚಾಯತ್ ಬಿಡು ನಮ್ಮ ಮೆಂಬರ್ಶಿಪ್ಗೆ ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್.
1: ಆಮೇಲೆ ಶಿಕ್ಷಣ ಸಮಸ್ಯೆನೆ ನಾನು ಮಾತಾಡ್ತೀನಿ. ನಾವು ಅರಣ್ಯ ಮೂಲ ಬುಡಕಟ್ಟುಗಳು ಕರ್ನಾಟಕದಲ್ಲಿ ಒಟ್ಟು ಅರಣ್ಯ ಫಾರೆಸ್ಟ್ ಬೇಸ್ಡ್ ಟೈಪ್ಸ್ 13 ಪಂಗಡಗಳಿದ್ದೀವಿ. ಭಾರಿ ಮುಖ್ಯವಾಗಿ ನಮಗೆ 1951 ಇಸ್ವಿಯಲ್ಲಿ ಆಶ್ರಮ ಶಾಲೆಗಳು ಪ್ರಾರಂಭವಾಗಿವೆ ನಮ್ಮ ಶಿಕ್ಷಣಕ್ಕೆ. ಇವತ್ತು ಆಶ್ರಮ ಶಾಲೆಗಳು ಇಂದಿಗೂ ಕೂಡ ನಡೀತಾ ಇವೆ. ಬಟ್ ಇವತ್ತು ಆಶ್ರಮ ಶಾಲೆಗಳಿಗೆ ರಾಜ್ಯ ಶಿಕ್ಷಣ ಪಾಲಿಸಿ ಒಳಗಡೆ ಇಲ್ಲ ಈ ಶಿಕ್ಷಣ ಸಂಸ್ಥೆಗಳು. ಭಾರಿ ಮುಖ್ಯವಾಗಿ ಇದನ್ನ ಮಾನಿಟರಿಂಗ್ ಮಾಡೋಕ್ಕೆ ಕ್ವಾಲಿಫೈಡ್ ಎಂಪ್ಲಾಯಿಗಳಿಲ್ಲ ಅದರಲ್ಲಿ. ಆಮೇಲೆ ಅದು ನಮಗೆ ಏನಾಗಿದೆ ಅಂದರೆ ನಮ್ಮ ಇಲಾಖೆಗೆ ಅದೊಂದು ಬಿಸ್ನೆಸ್ ಆಗಿದೆ, ವ್ಯಾಪಾರ ಆದ ಒಂದು ಸಂಸ್ಥೆಗಳು. ಅದೇ ರೀತಿ ಸರ್ ಈಗ ಹೇಳಿದ್ರೆ ನಮ್ಮ ಆಡಿ ಪಕ್ಕದಲ್ಲೇ ಸರ್ ನಾವೆಲ್ಲ ಹೋರಾಟ ಮಾಡಿ 20 ಎಕರೆ ನಮ್ಮ ಲ್ಯಾಂಡನ್ನು ಏಕಲವ್ಯ ಸಾಲಕ್ಕೆ ಕೊಟ್ಟಿದ್ದೀವಿ. ಅಲ್ಲಿ ಏನಾಗಿದೆ ಅಂದ್ರೆ ಸರ್ ಏಕಲವ್ಯ ಶಾಲೆ ಕರ್ನಾಟಕದಲ್ಲಿ ಭಾರಿ ಮುಖ್ಯವಾಗಿ ಅರಣ್ಯವಾಸಿಗಳು ವಾಸ ಮಾಡೋ ಪ್ರದೇಶದಲ್ಲಿ 2 ಶಾಲೆಗಳಿದೆ ಏಕಲವ್ಯ ಶಾಲೆ. ಒಂದು ಚಾಮರಾಜನಗರ ಅನೂರಲ್ಲಿ, ಇನ್ನೊಂದು ನಮ್ಮ ಬಸವನಗಿರಿ ಶ್ರೀಕೋಟೆ ತಾಲೂಕಲ್ಲಿ. ಇಲ್ಲಿ ನಮ್ಮ ಮಕ್ಕಳಿಗೆ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಪಾಪ ಅವ್ರಿಗೆ ಗುಣಮಟ್ಟದ ಶಿಕ್ಷಣ ಇಲ್ಲ. ಅವರೆಲ್ಲಿ ಎಂಟ್ರೆನ್ಸ್ ಟೆಸ್ಟ್ ಮಾಡಲಿಕ್ಕೆ ಅವರಿಗೆ ಸೈನ್ ಅಪ್ ಇಲ್ಲ. ಅವ್ರು ಹೆಂಗೆ ಎಂಟ್ರೆನ್ಸ್ ಬರೀತಾರೆ, ಹೆಂಗ್ ಪಾಸ್ ಆಗ್ತಾರೆ? ಈಗ ಪ್ರಿನ್ಸಿಪಲ್ ಯಾರೋ ಡೆಲ್ಲಿ ಅವರೇನ ಬಂದಿದ್ದಾರೆ ಪಾಪ, ಅವ್ರು ಏನ್ ಮಾಡ್ತಾರೆ, ಅವ್ರದ್ದು ರೂಲ್ಸ್ ಏನಿದೆ CBSE ಇದು ಅದನ್ನು ಫಾಲೋ ಮಾಡ್ತಾರೆ. ಬಟ್ ಅವ್ರಿಗೆ ಅದನ್ನ ಸಡಿಲಿಕೆ ಮಾಡೋ ಪವರೂ ಇಲ್ಲ. ಆ ಕಾರಣಕ್ಕೆ ನಂದೊಂದು ನೀತಿ ಆಯೋಗದ್ದು ಅಲ್ಲಿ ಭಾರತ ಸರ್ಕಾರಕ್ಕೆ ಒಂದು ಸಲಹೆ ತರಬೇಕು. ತಾವು ಏನಂದ್ರೆ ಅರಣ್ಯವಾಸಿಗಳಿಗೆ ಎಂಟ್ರೆನ್ಸ್ ಇಲ್ದಂಗೆ 1ನೇ ತರಗತಿಯಿಂದ ಅವ್ರಿಗೆ ಅಲ್ಲಿ ಇಂಗ್ಲಿಷ್ ಮಾಧ್ಯಮ ಶಾಲೆ ಶುರು ಮಾಡಿದ್ರೆ ಅವ್ರಿಗೆ ಉತ್ತಮವಾದ ಆ ಟೀಚರ್ ಶಿಕ್ಷಣ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನಮ್ಮ ಆಶ್ರಮ ಸ್ಕೂಲ್ ಮಕ್ಕಳು ಅಲ್ಲಿ ಅಕಸ್ಮಿಕ ಹೋಗಿ 8 ಮಕ್ಕಳು ಹೋಗಿದ್ದಾರೆ ಸರಿ, ನಾನೇ ಸೇರಿಸಿದ್ದೀನಿ. ಆ ಮಕ್ಕಳು ಏನ್ ಮಾಡ್ತಾರೆ ಅಲ್ಲಿ ಕನ್ನಡ ಮಾಧ್ಯಮದಲ್ಲಿ ಐ ಪಾಪ ಸರಿಯಾಗಿ ಗೊತ್ತಿಲ್ಲ ಏನೋ ಕಲ್ತು ಹೋಗೋರು, ಅಲ್ಲಿ ಇಂಗ್ಲಿಷ್ ಮೀಡಿಯಂದಲ್ಲಿ ಪಾಠ ಶುರುವಾದ್ರೆ ಅವ್ರಿಗೆ ಅಲ್ಲಿ ಇರಕ್ಕೆ ಆಗ್ತಾ ಇಲ್ಲ, ಕಾಂಪೌಂಡ್ ಹತ್ತಿ ಹೊರಗಡೆ ಕದ್ದು ಬರ್ತಾವ್ರೆ ಮಕ್ಕಳೆಲ್ಲ. ಅದಕ್ಕೆ ಆ ಶಿಕ್ಷಣ ಸಂಸ್ಥೆನೇ ಅಲ್ಲಿ ಆ ಒಂದು ನೀತಿಯಲ್ಲಿ ಬದಲಾವಣೆ ತಂದು ಅರಣ್ಯವಾಸಿ ಮಕ್ಕಳಿಗೆ ಅಲ್ಲಿ ಶಿಕ್ಷಣ ಪಡೀಲಿಕ್ಕೆ ಒಂದು ಉತ್ತಮವಾದ ಒಂದು ಅವಕಾಶನ ಮಾಡಿಕೊಡ್ಬೇಕನ್ನೋದು ನನ್ನ ಸಲಹೆ.
3: ಒಂದು ನಾನು ಇದಕ್ಕೆ ಆಶ್ವಾಸನೆ ನೀಡಬಹುದು, ನಾನು ಇಡೀ ರಾಷ್ಟ್ರದಲ್ಲಿರ್ತಕ್ಕಂಥ ಏಕಲವ್ಯ ಶಾಲೆಗಳನ್ನು ಅದರ ನಡತೆ ಯಾರಿಗೆ ಅನುಕೂಲ ಆಗ್ತಾ ಇದೆ ಹೇಗೆ ಅದನ್ನು ಒಂದು ಪರಿಶೀಲನೆ ಮಾಡುವಂಥ ಹೋದ ತಕ್ಷಣ ಅದಕ್ಕೆ ನಾನು ಆದೇಶ ಹೊರಡಿಸ್ತೀನಿ. ಎರಡನೇದು ಇಲ್ಲಿರುವ ನಮ್ಮ ಏಕಲವ್ಯ ಶಾಲೆ ಬಗ್ಗೆ ಸಂಪೂರ್ಣವಾಗಿ ಶುರು ಆದಾಗಿಂದ ಇವತ್ತವರೆಗೂ ಎಷ್ಟು ಮಕ್ಕಳು ಓದರು ಎಲ್ಲಿದ್ದಾರೆ ಅದನ್ನು ನಮ್ಮ ಟ್ರೈಬಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಡೆಪ್ಯೂಟಿ ಡೈರೆಕ್ಟರ್ ಇದ್ದಾರೆ, ಅವರು ಅದನ್ನು ತಕ್ಷಣ ರಾಜ್ಯ ಆದೇಶ ಕೊಟ್ಟಿದ್ದಾರೆ, ಅದನ್ನು ಮಾಡಿ 2 ತಿಂಗಳೊಳಗೆ ವರದಿ ಕೊಡ್ತಾರೆ, ಅದನ್ನು ನೋಡಿಕೊಂಡು ಅದರ ಆಧಾರದ ಮೇಲೆ ನಾನು ಎಲ್ಲ ಮಾಡ್ತೀನಿ. 2 ಸಲಹೆಗಳು ನಾನು ಕೊಡೋದಾದರೆ ಆ ಸ್ಥಳೀಯ ಶಾಲೆ ಪ್ರಿನ್ಸಿಪಲ್ಗೆ ಮತ್ತು ಅಲ್ಲಿರೋ ಕನ್ಸಲ್ಟೆಂಟ್ಗೆ ವಿವರಿಸಿ ಹೇಳಿದ್ದೇವೆ. ನಮ್ಮ ಸೊಳ್ಳೆಪುರ ಸುತ್ತಮುತ್ತ ಯಾವ ಮಕ್ಕಳು ಅಲ್ಲಿ ಬರಕ್ಕೆ ಸಾಧ್ಯವೋ ಅವರಿಗೆ ಈ ವರ್ಷದಿಂದ ಈ ಪಾಠ ಶುರು ಮಾಡಿ ಕೇಂದ್ರ ಸರ್ಕಾರದಿಂದ ಅಲ್ಲಿ ನೀವು ಬಳಸಬೇಡಿ ಅಂತ ಹೇಳೋದಿಲ್ಲ, ಪರೀಕ್ಷೆ ಬರೀಲಿಕ್ಕೆ ತಯಾರಿಸಿ ಅವ್ರನ್ನ. ಪ್ಲಸ್ ಈ ಪ್ರದೇಶದಲ್ಲಿರೋ ಮಕ್ಕಳಿಗೆ SVMಯಿಂದ ಶುರು ಮಾಡ್ತಾರೆ, ಅವರಿಗೆ ಟೆಸ್ಟ್ ರೆಡಿ ಮಾಡಲಿಕ್ಕೆ ಏಕಲವ್ಯ ಸ್ಕೂಲ್ ಟೆಕ್ಸ್ಟ್ ಬರೀಲಿ ಅದೇ ಇಂಪಾರ್ಟೆಂಟ್. ನಾಳೆ ನಾವು ಆಮೇಲೆ ನಿಮಗೆ ನಾವು ಕಡಿಸ್ಬೇಕು ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಟೆಸ್ಟ್ಗೆ ತಗೊಳ್ಳುವಂಥ ಸಾಮರ್ಥ್ಯ ಬೆಳೆಸೋದು ಮಾಡೋಣ. ಅಲ್ಲೂ ಅವ್ರು ಮಾಡೋಕ್ಕೆ ಹೇಳಿದ್ದೀವಿ, ಇಲ್ಲಿ ನಾವು ಮಾಡೋಕ್ಕೆ ಶುರು ಮಾಡ್ತಾರೆ. ಈಗ ಮಾಡಿದ ಮೇಲೆ ಸ್ವಲ್ಪ ತಕ್ಷಣಕ್ಕೆ ತಾತ್ಕಾಲಿಕ ಪರಿಶೀ ಬದಲಾವಣೆ ಆಗ್ಬೋದು, ಅದೇ ಲಾಂಗ್ ಟರ್ಮಲ್ಲಿ ಇದೆಲ್ಲ ಒಂದು ಸ್ಟಡಿ ಮಾಡಿದ ಮೇಲೆ ಅದ್ರ ಬಗ್ಗೆ ನಾನು ನಿಮ್ಮ ಗಮನ ತರ್ತೀನಿ ಏನು ಮಾಡ್ತಾ ಇದ್ದೀನಿ.
4: ಕರ್ನಾಟಕದಲ್ಲಿ 199 ಆಶ್ರಮ ಶಾಲೆ ಇದೆ, ಆದರೆ ಅಲ್ಲಿ ಅಡುಗೆಯವರಿಂದಾಗಲಿ ಮೇಸ್ಟ್ರಿಂದಾಗಲಿ ವಾರ್ಡರ್ಗಳಿಂದಾಗಲಿ ಅಲ್ಲಿ ನೌಕರರಿದ್ದಾರೆ, ಅವರ್ಯಾರು ಪರ್ಮಿಟ್ ಅಲ್ಲ. ಅಲ್ಲಿ ನೌಕರ ನೇಮಕತೆ ಆಗಬೇಕು, CADR ಆಗಬೇಕು, ಅವರು SC ಸೆಕ್ಷನ್ ಆಗಿದೆ,
2: ಎಷ್ಟು ಸರ್?

0: ಆಗಿಲ್ಲ. ಹಂಗಾಗಿ ಅಲ್ಲಿ ಬರೋರ್ಲಿ ಯಾರಂದ್ರೆ ಎಮ್ ಎಲ್ ಇಂದ ಬರೋರು, ಎಂ ಪಿ ಇಂದ ಬರೋರು, ಒಬ್ರು 10 ಗಂಟೆ ಮಿನಿಸ್ಟರ್ ಕೆಲಸ ಅಂದ್ರೆ 12 ಗಂಟೆ ಬರ್ತಾರೆ. ಈಗ ಅವರು ಟ್ರೈಬಲ್ ಆಗಿ ಎಲ್ಲಿ ನೋಡಬೇಕಿದೆ? ನಮ್ಮ ತಾಲೂಕಲ್ಲಿ ವೃತ್ತಾಶ್ರಮ ಸರ ಇದೆ, ಅವ್ರ ಜಿ ಪಿ ವ್ಯವಸ್ಥೆ ಇಲ್ಲ, ಏನೂ ಇಲ್ಲ, ಎಲ್ಲಿ ಅವ್ರದ್ದು ಗಾಳಿ ಮಾಡೋಕ್ಕಾಗತ್ತೆ? ಹಂಗಾಗಿ ಅದು ನಿಮಗೆ ಸಿಲಿಂಡರ್ ಆದರೆ ಒಳ್ಳೇದು, ಅದು ನೌಕರಿ ಆದ್ರೆ ಒಳ್ಳೇದು. ಅಲ್ಲಿ
1: ರೇಖೆಗಳದ್ದು ಮನೆಗಳಾಗಿದೆ ಸರ್, ಮನೆಗಳಾಗಿ ಇವಾಗೆಲ್ಲ ಫುಲ್ ಫಿನಿಶಿಂಗ್ ಆಗಿದೆ. ಆದ್ರೆ ನಮ್ಮ ಟ್ರೈಬಲ್ ಇನ್ಸ್ಪೆಕ್ಟರ್ಗಳು ಅಡಿಪಾಯದಿಂದ ಒಂದು ಸಲನು ವಿಸಿಟಿಂಗ್ ಮಾಡಿರ್ಬೋದು. ಇವಾಗ ಪೂರ್ವ ಎಲ್ಲಾನು ಮುಗಿದೋಗಿದೆ, ಅದನ್ನ ಇವಾಗ ಬಂದು ಒಂದು ಸಲ ವಿಸಿಟಿಂಗ್ ಮಾಡಿ ಸರ್. ಈಗ ಕುಟುಂಬಗಳು ಸಂಸಾರ ಮಾಡ್ತಾ ಇದೆ, ಆ ಸಂಸಾರಗಳನ್ನ ಬಂದು ವಿಸಿಟಿಂಗ್ ಮಾಡ್ಲಿ. ಏನ್ ಸರ್ ಮನೆ ಕಟ್ಟಿದಾರು? ಮನೆ ಕಟ್ಟೋದ್ ಉದ್ದೇಶ ಆ ಮನೆಯಲ್ಲಿರೋ ಕುಟುಂಬಗಳು ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು. ಇವಾಗ ಮಳೆ ಬಂದ್ರೆ ಪೂರ್ಣ ಎಲ್ಲ ಸುರಿತಾ ಇದೆ ಸರ್, ಎಲ್ಲ ಮೇಲ್ಗಡೆ ಚಾವಣಿ ಎಲ್ಲ ಫುಲ್ ತೇಮ ಆಗಿದೆ. ಇವ್ರುಗಳು ಬಂದು ವಿಸಿಟಿಂಗ್ ಮಾಡಿ ಯಾರ ಕಾಂಟ್ರಾಕ್ಟ್ ಅದ್ ಯಾರು ಒಪ್ಪಿಗೆ ಕೊಟ್ಟಿದಾರೋ ಅವ್ರನ್ನ ಇವರು ಅವ್ರಿಗೆ ಏನಾದ್ರು ಅವ್ರನ್ನ ವಾರ್ನಿಂಗ್ ಮಾಡಿದಿದ್ರೆ ಆ ಕೆಲಸಗಳು ನಡೀತಿಲ್ಲ. ಸಂಪೂರ್ಣವಾಗಿ ಬ್ರಹ್ಮಗಿರಿಲಿ ನಡೆದಿರೋ ಕೆಲಸ ಎಲ್ಲಾನು ಅದೇ ತರ ಕಳಪೆ ಕೆಲಸ ನಡೆದಿದೆ ಸರ್. ಮತ್ತೆ ಚರಂಡಿಗಳು ಮಾಡಿದ್ದಾರೆ ಸರ್, ಚರಂಡಿಗಳಲ್ಲಿ ಯಾವ ಚರಂಡಿಲೂ ನೀರು ಹೋಗ್ತಾ ಇಲ್ಲ ಸರ್. ಎಲ್ಲ ಚರಂಡಿಗಳಲ್ಲೂ ನೀರು ನಿಂತ್ಕೊಳ್ತಾ ಇದೆ, ಎಲ್ಲಲ್ಲೂ ಶುದ್ಧ ಕರೆಕ್ಟಾಗಿ ನೀರುಗಳು ಹೋಗ್ತಾ ಇಲ್ಲ ಸರ್. ಆಮೇಲೆ ನಲ್ಲಿಗಳು ಮಾಡಿದ್ದಾರೆ ಸರ್, ನಲ್ಲಿಗಳಿಗೆ ಆಗ್ಲಿ ನಾವು ಕಂಪ್ಲೇಂಟ್ ಮಾಡಿದ್ವಿ ಸರ್, ಪಂಚಾಯತಿಗೂ ಕಂಪ್ಲೇಂಟ್ ಮಾಡಿದೀವಿ. ಏನ್ ನಲ್ಲಿ ಕಾಂಟ್ರಾಕ್ಟ್ ತಗೊಂಡಿದ್ರು ಅವ್ರಗಳಿಗೂ ಕಂಪ್ಲೇಂಟ್ ಮಾಡಿದೀವಿ, ಸರಿಯಾಗಿ ನೀರು ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ನಾವು ಟ್ರೈಬಲ್ ಇನ್ಸ್ಪೆಕ್ಟರ್ಗಳ ಬಂದಾಗೆಲ್ಲ ನಾವು ಹೇಳಿದೀವಿ ಸರ್, ಮನೆಗಳಿಗೆ ಕಾಂಟ್ರಾಕ್ಟ್ ಕೊಟ್ರೆ ಪದೇ ಪದೇ ಬಂದು ವಿಸಿಟಿಂಗ್ ಮಾಡಿ, ಯಾಕಂದ್ರೆ ಕಳಪೆ ಕೆಲಸಗಳು ನಡೀತಾ ಇದೆ. 1 ವರ್ಷ ಮನೆ ಕಟ್ಟ ಆದ್ಮೇಲೆ ಅದು ಏನು ಸೀಟ್ ಕಿತ್ತೋಗೋದು, ಸೀಟ್ ಒಡೆದೋಗೋದು, ಆಮೇಲೆ ಗೋಡೆಗಳ ಕಲ್ಲೆಲ್ಲ ಬೀನ್ ಬಿಡೋದು, ಈ ತರ ಆಗ್ತಾ ಇದೆ. ಕರೆಕ್ಟ್ ಆಗಿ ಸಂಪೂರ್ಣವಾಗಿ ಅದಕ್ಕೆ ಎಷ್ಟು ಸಿಮೆಂಟ್ ಹಾಕ್ಬೇಕು, ಎಷ್ಟು ಯಾವ ತರ ಕೆಲಸ ನಡೀತಾ ಇದೆ ಅಂತ ಯಾರು ಇದುವರೆಗೂ ವಿಸಿಟಿಂಗ್ ಮಾಡಿಲ್ಲ. ನಮಗ್ ಕೊಡೋ ಉದ್ದೇಶ ಏನು? ನೀವು ಮನೆ ಕೊಟ್ರೆ ನಾವು ಇನ್ನೂ 10 ವರ್ಷ ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು. ಈಗ 2 ವರ್ಷ 1 ವರ್ಷಕ್ಕೆ ನಾಶ ಆಗುವಂತ ಮನೆಗಳಿಗೆ ಏನಕ್ಕೆ ಕೊಡ್ಬೇಕು? ಏನಕ್ಕೆ 1.5 ಲಕ್ಷ ಖರ್ಚು ಮಾಡ್ಬೇಕು? ಇದನ್ನ ಇವ್ರು ಕರೆಕ್ಟ್ ಆಗಿ ವಿಸಿಟಿಂಗ್ ಮಾಡಿದ್ರೆ ಅದ ಆ ತರ ಕಳಪೆ ಕೆಲಸ ನಡೀತಾ ಇರ್ಲಿಲ್ಲ ಸರ್. ಇವಾಗ್ಲೂ ನಮ್ಮ ಜೆ ಕೆ ಮನೆಗಳಲ್ಲೂ ಸಂಪೂರ್ಣವಾಗಿ ಚಾವಣಿ ಎಲ್ಲ ನೆನೀತಾ ಇದೆ. ಯಾಕೆ ಸರ್ 1.5 ಲಕ್ಷ ಖರ್ಚು ಮಾಡ್ಬೇಕು ಅದಕ್ಕೆ?
0: ನಿಮ್ದು ಯಾವ ಯೋಜನೆಯಲ್ಲಿ ಬಂದಿತ್ತು? ಪಿ ಎಂ ಜನ್ಮನಲ್ಲಿ ಬಂತ, ಆವಾಸ್ ಯೋಜನೆಯಲ್ಲಿ ಬಂತ, ಯಾವ್ದಲ್ಲಿ ಬಂತು?
1: ಗೊತ್ತಿಲ್ಲ, ನಾನು
0: ಎರವಾಗ ನನಗೆ ವಿಚಾರಿಸ್ಬಿಟ್ಟು ಹೇಳಿಪ್ಪ, ಮನೆಗಳು ಯಾವ್ಯಾವ ಯೋಜನೆಯಲ್ಲಿ ಬಂತು? ಒಂದು ಕೆಲಸ ಮಾಡಿ ವಿಜಯ್, ಈ ನಮ್ಮಲ್ಲಿ ಹಾಡಿಗಳಲ್ಲಿ ಎಷ್ಟು ಪಿ ವಿ ಟಿ ಜಿ ಮನೆಗಳಾಗಬೇಕಂತೆ ಎಷ್ಟೆಷ್ಟು ಆಗಿದ್ರು ಅಂತ ಮಾಹಿತಿ ಕೊಡಿ. ನನಗೆ ಫೋಟೋ ಸಮೇತ ಕಳಿಸಿದ್ದೀನಿ, ಇಂಥ ಇಂಥದ್ದು ನಿಂತಿದೆ, ಇಂಥದ್ರಲ್ಲಿ ಸೋರ್ತಾ ಇದೆ, ಇಂಥದ್ರ ಸಮಸ್ಯೆ ಇದೆ ಅಂತ. ನಾನೊಂದು ಮಂತ್ರಾಲಯಕ್ಕೆ ನಾನು ಆದೇಶ ಕೊಡ್ತೀನಿ, ಅಟ್ಲೀಸ್ಟ್ ಪರಿಶೀಲಿಸಿ ಅದನ್ನು ಸರಿಪಡಿಸ್ಲಿಕ್ಕಾಗತ್ತೆ, ಉಪಯೋಗಿಸ್ಬೇಕಲ್ಲ. ಮತ್ತು ಅಂಥ ಅಧಿಕಾರಿಗಳು ಬೇರೆ ಕೆಲವು ಸಮಸ್ಯೆಗಳಾಗಿದೆ, ಆಕ್ಷನ್ ತಗೊಳ್ಳಿ. ಫಸ್ಟ್ ನನಗೆ ಸರಿಯಾದ ಮಾಹಿತಿ ಕೊಡಿ
1: ಸರ್. ಆಮೇಲೆ ನಮ್ಮ ಬೆಟ್ಟ ಕುರುಬ ಸಮುದಾಯದವರು ಕಾಡೊಳಗೆ ಹೋಗಿ ಅವ್ರು ಏನು ನಿಧನ ಆದ್ರೆ ಅವ್ರು ಏನು ಕಾರ್ಯಗಳನ್ನ ಮಾಡ್ತಾರೆ ಸರ್. ಆದ್ರೆ ನಮ್ಮ ಏನು ಬ್ರಹ್ಮಗಿರಿ ಆಡಿಲಿ ಎರವ ಸತ್ತೋದ್ರೆ ಅವ್ರ ಜಮೀನಲ್ಲೇ ಉಳ್ಬೇಕು ಸರ್. ಕೊಟ್ಟಿರೋದೆ ಜಮೀನು 1.5 ಎಕರೆ 3 ಎಕರೆ ಜಮೀನು ಕೊಟ್ಟಿದ್ರೆ ಎಷ್ಟು ಜನ ಸತ್ರು ಅಲ್ಲೇ ಉಳ್ಬೇಕು? ನಮ್ಮ ಜೆ ಕೆ ಅವರು ಸಮೇತ ಅಲ್ಲೇ ಮಾಡ್ಕೋಬೇಕು, ಯಾರಿಗೂ ಕಾಡಲ್ಲಿ ಜಾಗ ಇಲ್ಲ. ಇವಾಗ ನಾವು ಒಳ್ಳೆಕರೆಗೆ ಹೋದ್ರೆ ಒಳ್ಳೆಕರಲ್ಲಿ ಅಲ್ಲೊಂದಷ್ಟು ಜನ ಅಡ್ಡಾಕ್ಬಿಡ್ತಾರೆ, ಜಮ್ ಇದ್ ಮಾಡ್ಬೇಡಿ ಅಂತ ಹೇಳ್ತಾರೆ. ಲಾಸ್ಟ್ ಒಂದು 5-6 ಜನ ಸತ್ತೋದಾಗ ತುಂಬಾ ಪಾಡು ಬಿದ್ದಿದೀವಿ ಸರ್. 10 ಗಂಟೆ ರಾತ್ರಿವರೆಗೂ ನಾವು ಏನ್ ಎಣ ಸುಡೋಕೆ 10-11 ಗಂಟೆವರೆಗೂ ಕಷ್ಟ ಬಿದ್ದಿದೀವಿ ಸರ್. ನಮ್ಮ ಮಹಿಳೆಯರಾಗಿ ಆ ಎಣ ಸುಡೋವರೆಗೂ ತುಂಬಾ ಕಷ್ಟ ಬಿದ್ದಿದೀವಿ. ಒಂದು ಸೌದೆ ಸಿಕ್ಕಲ್ಲ, ಅಲ್ಲಿ ಬಿಡೋದಕ್ಕೆ ಜಾಗ ಇಲ್ಲ. ಅಕ್ಕಪಕ್ಕದ ಏನ್ ನಾನ್ ಟ್ರೈಬಲ್ ಇದಾರೋ ಅವ್ರುಗಳು ನಮ್ಗೆ ಬಿಡ್ತಾ ಇಲ್ಲ. ದಯವಿಟ್ಟು ನಮಗೆ ಏನ್ ಎರವ ಮತ್ತೆ ಜೆ ಕೆ ಏನ್ ಸಮುದಾಯ ಇದೀವೋ ನಮಗೆ ಆ ಮತ್ತೆ ಬೆಟ್ಟ ಗೋವ ಸಮುದಾಯದವ್ರಿಗೆ ಏನು ಪ್ರಾಬ್ಲಮ್ ಮಾಡಂಗಿಲ್ಲ ಯಾರವರಿಗಿಲ್ಲ ಸರ್. ನಮಗೆ ತುಂಬಾ ಕಷ್ಟ
0: ಆಗ್ತದೆ.
1: ಬೇಗೂರ್ ಹತ್ರ ಒಂದ್ ಕಡೆ ಇದೆ ಸರ್, ತುಂಬಾ ಬ್ರಹ್ಮಗಿರಿಯಿಂದ ಬೇಗೂರ್ ತುಂಬಾ ದೂರ ಆಗುತ್ತೆ ಸರ್. ಅದೂ ತುಂಬಾ ದೂರನೇ, ಬೇಗೂರ್ ಹತ್ರ ತುಂಬಾ ದೂರನೇ, ಆದ್ರೆ ಬ್ರಹ್ಮಗಿರಿಯಿಂದ ಬೇಗೂರ್ ಹೋಗೋದಕ್ಕೆ ತುಂಬಾ ದೂರ ಆಗ್ಬಿಡುತ್ತೆ ಸರ್.
0: ಇದ್ಯಾಕೋ ನಮ್ಗಳ ಜೊತೆ ಚರ್ಚೆ ಮಾಡೋದಕ್ಕಿಂತ ನಮ್ಮ ಅಧಿಕಾರಿಗಳು ಕರ್ಕೊಂಡ್ಬಂದಿದ್ದು ಚೆನ್ನಾಗಿರೋದು. ನನಗೆ ಒಂದು ಸಲಹೆ ಕೊಟ್ಟರು ಗಣೇಶನ್ ಅವರು, ಮುಂದಿನ ಸಲ ಬರುವಾಗ ಇಡೀ ಜಿಲ್ಲಾ ಅಧಿಕಾರಿಗಳೆಲ್ಲರನ್ನು ಕರ್ಕೊಂಡ್ಬರ್ತೀನಿ. ಡಿ ಸಿ ಅವ್ರ ಜೊತೆಗೆ ಯಾರ್ಯಾರು ಬರ್ತಾರೆ ಎಲ್ಲರನ್ನು ಕರ್ಕೊಂಡ್ಬಂದು ಒಂದು ಜನಸಮಾವೇಶ ಮಾಡಿ ಅಲ್ಲಿ ಎದುರುಗಡೆ ಕೇಳಿ, ಅವಾಗ ಏನು ನನ್ನ ಎದುರುಗಡೆ ಉತ್ತರ ಕೊಡ್ತಾರೆ ನೋಡೋಣ. ನನಗೆ ಪ್ರಶ್ನೆ ಕೇಳಿ ಉಪಯೋಗ ಇಲ್ಲ, ಯಾಕಂದ್ರೆ ಇದು ಕಾರ್ಯಕ್ಕೆ ಬರುವಂಥದ್ದೆಲ್ಲ ಅವ್ರ ಸಲಿಕರು. ಸರ್, ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೇರಳ ಮಾದರಿಯಲ್ಲಿ ಉದ್ಯೋಗ ಖಾತ್ರಿ ಅವರು ತಿಂಗಳಿಗೆ ಒಂದು 30 ಡೇಸ್ ಕೂಡ ಕೆಲಸ ಕೊಡ್ತಾರೆ. ನಮ್ಮ ಉದ್ಯೋಗ ಖಾತ್ರಿ ಯೋಜನೆ ಹೆಂಗೆ ಹೇಗಾಗಿದೆ ನಮ್ಮ ಪಂಚಾಯತ್ನ ಅಂತ ಹೇಳಿದ್ರೆ, ಜಾಬ್ ಕಾರ್ಡ್ ಈಗ ನಮ್ಮ ಜಮೀನಲ್ಲಿ ಒಂದು ಕೃಷಿ ಹೊಂಡ ಮಾಡಬೇಕು, ಅದಕ್ಕೆ ಮಾತ್ರ ಮೀಸಲಾಗಿದೆ ಜಾಬ್ ಕಾರ್ಡ್. ಜಾಬ್ ಕಾರ್ಡ್ಗಳು ನಮ್ಗೆ ಉದ್ಯೋಗ ಖಾತ್ರಿ ಕಾರ್ಡ್ಗಳು ಕೊಟ್ಟಿರ್ತಲ್ಲ, ಅದು ಬರೀ ನನ್ನ ಕೃಷಿ. ಈಗ ನನ್ನ ಕೆಲಸ ಅಂದಾಗ ನನ್ಗೆ ಒಂದು 10 ಜಾಬ್ ಕಾರ್ಡ್ ಬೇಕು, ನಾನು ಕಲೆಕ್ಟ್ ಮಾಡ್ಕೋತೀನಿ, ನನ್ನ ಕೆಲಸ ಮುಗಿಸ್ತಾ ವಾಪಸ್ ಕೊಟ್ಬಿಡ್ತೀನಿ. ಹಾಗಾಗಿದೆ ನಮ್ಮ ಈ ಕರ್ನಾಟಕದಲ್ಲಿ, ನಮ್ಮ ಪಂಚಾಯತ್ ಕೂಡ ಆಗ್ತಾ ಆಗಿದೆ. ಅದು ಏಕೆ ನಾವು ಕೇರಳ ಮಾದರಿಯಲ್ಲಿ ನಮ್ಮಲ್ಲಿ ಹೆಸರಿಗೆಲ್ಲ ಮುಂದೆ 200 ದಿನ ಕೆಲಸ ಕೊಡಬಾರ್ದು, ಅದು ಯಾಕೆ ತರಬಾರ್ದು ಅನ್ನೋದು ನನ್ನ ಪ್ರಶ್ನೆ ಸರ್.
2: ಈಗ ಹೊಸ ಕಾರ್ಯಕ್ರಮ ಬಂದಿರೋದ್ರಿಂದ, ಜಿ ರಾಮ್ಜಿ ಕಾರ್ಯಕ್ರಮ ಬಂದಿರೋದ್ರಿಂದ ನರೇಗಾ ಸ್ಥಳದಲ್ಲಿ
0: ಎಲ್ಲ ರಾಜ್ಯಗಳಲ್ಲೂ ಈಗ ಶುರು ಆಗಿದೆ, ಒಂದು ತಿಂಗಳು ಲಾಂಚ್ ಆಯಿತು.

0: ಆ ಕಾರ್ಯಕ್ರಮದ ಅಡಿಯಲ್ಲಿ ಸುಮಾರು ವಿಚಾರಗಳನ್ನು ಕವರ್ ಮಾಡಿ ಕೊಟ್ಟಿದೆ. ಓದಿ ಅದನ್ನು ಸ್ಟಡಿ ಮಾಡಿ, ನೀವು ಹಳೆಯ ನರೇಗಳನ್ನು ಮನಸ್ಸಲ್ಲಿಟ್ಕೊಂಡು ಮಾತಾಡಬೇಡ. ಸಾಕಷ್ಟು ದೀರ್ಘವಾಗಿ ಕೊಟ್ಟಿದೆ, ಅದರಲ್ಲೂ ಕವರ್ ಆಗಿಲ್ಲ ಅಂದರೆ ಆಮೇಲೆ ಅದಕ್ಕೆ ನಾವು ತರೋಣ. ಬಟ್ ಈಗ ಸದ್ಯಕ್ಕೆ ಬಂದಿರೋದು ಒಂದು ತಿಂಗಳಾಯಿತು, ಯಾರಿಗೂ ಅನುಭವವೇ ಇಲ್ಲ. ಅದು ಆ ಸ್ಟಡಿ ಮಾಡ್ಬಿಟ್ಟು ಅದರಲ್ಲಿ ಏನು ಕೊರತೆ ಇದೆ ಹೇಳೋಣ.
1: ಸರ್ ನಮಸ್ಕಾರ, ಭೀಮಾಡಿ, ನನ್ನ ಹೆಸರು ವಸಂತಮ್ಮ, ಶ್ರೀಮಾರಮ್ಮ ಸ್ವಸಹಾಯ ಸಂಘ. ಈಗ ನಮ್ಮಲ್ಲಿ ನಾವು ಬೆಟ್ಟಕುರುಬರಾಗಲಿ ಜೈನಕುರುಬರಾಗಲಿ ಅರವಸೆ ಆಗಲಿ, ನಮ್ಮಲ್ಲಿ ಎರಡೂ ತಾಲೂಕಿನ ಮನೆಗಳು ಬಂದು ಸಹ 70-60-70 ವರ್ಷ ಆಯಿತು. ಅದರಲ್ಲಿ ಮೈರಾಡ ಮನೆ ಸ್ವಲ್ಪ ಬಂದಿತ್ತು, ಅಲ್ಲಿಂದ ಆಶ್ರಯ ಯೋಜನೆ ಅಂತೇಳಿ ಸ್ವಲ್ಪ ಮನೆ, ಅಲ್ಲಿಂದ ಈಚೆಗೆ ನಮ್ಮ ಬೆಟ್ಟಕುರುಬ ಜನಾಂಗಕ್ಕೆ ಒಂದು ಮನೆ ಅನ್ನೋದೇ ಇಲ್ಲ ಸರ್. ಪಂಚಾಯತಿಯಿಂದ ಬರುತ್ತೆ ಸರ್ 1-2 ಮನೆ, ವರ್ಷಕ್ಕೆ 3-4 ಒಂದುವರೆ ಲಕ್ಷ ಕೊಡ್ತಾರೆ ಸರ್. 1,60,000 ರೂಪಾಯಿನಲ್ಲಿ ನಾವು ಯಾವ ಥರ ಮನೆ ಕಟ್ಟಬೇಕು ಸರ್? ಈಗ ಸಿಮೆಂಟ್ ರೇಟ್ ಏನು, ಕಲ್ಲು ರೇಟ್ ಏನು, ಅದರಿಂದ ಬರೋಂಥ ಮನೇನು ನಾವು ಕಟ್ಟಿದೆ. ಈಗಲೂ ಟಾರ್ಪಾಲ್ ಹಾಕೊಂಡು ಎಲ್ಲ ಅಡಿಗೂ ನೋಡಿಬೇಕಾರೆ ಸರ್. ಇರೋರು ಅಲ್ಪ ಸ್ವಲ್ಪ ದುಡಿಮೆ ಮಾಡೋರು, ಜಮೀನು ಇರೋರು, ಹೆಂಗೋ ಕೈಯಿಂದ ಸ್ವಲ್ಪ ಬಂಡವಾಳ ಹಾಕಿ ಮನೆ ಕಟ್ಕೊಂಡವ್ರೆ. ಇನ್ನು ನಾವೆಲ್ಲ ಸೆಟ್ಟಲ್ಲಿ ಈಗಲೂ ಟಾರ್ಪಾಲ್ ಹಾಕೊಂಡು ಜೀವನ ಮಾಡ್ತಾ ಇದ್ದೀವಿ. ಒಂದು ಶಿಕ್ಷಣ ಬಗ್ಗೆ ತಾವು ಮಾತಾಡಿದ್ರಿ, ಆಶ್ರಮ ಶಾಲೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಬಗ್ಗೆ ತಾವು ಮಾತಾಡಿದ್ರಿ. ಈಗ ಏಕಲವ್ಯ ಕಳಿಸಿದಾಗ ಯಾವುದು ಮಗು ಹಿಂಗೆ ಇಸ್ತಾರಲ್ಲ ಅಂತಂದ್ಬಿಟ್ಟು ಬಿದ್ದವ್ರು ಬರ್ತಂತೆ. ಅದೇ ಆಶ್ರಮ ಶಾಲೆಯಲ್ಲಿ ತಾವು ಸ್ವಲ್ಪ ಚೆನ್ನಾಗಿ ಓದಿರ ಟೀಚರ್ಸ್ನ ಟೀಚರ್ಸ್ ಮಾಡಿ ಟ್ರೈನಿಂಗ್ ಮಾಡಿ ಓದಿರ ಅಂತವ್ರನ್ನ ಆ ಸಮಾಜ ಕಲ್ಯಾಣ ಇಲಾಖೆಯವ್ರು ತಗೊಂಡಾಗ ಸಮಾಜ ಕಲ್ಯಾಣ ಇಲಾಖೆಗೂ ಒಂದು ನಮ್ಮ ಟ್ರೈಬಲ್ ಮಕ್ಕಳಿಗೆ ಒಳ್ಳೇದೇ ಇತ್ತಾದ್ರಿಂದ ಈಗ ಹೋದಾಗ ಅವರು ಇಂಗ್ಲೀಷಲ್ಲಿ ಮಾತಾಡೋಕ್ಕೂ ಬರಲ್ಲ. ಇಲ್ಲೇನಿದ್ರು ಐ ಎಜೆನ್ಸಿ ಅದು ಇಲ್ಲ, 4 ಗಂಟೆ ಓಡಿ ಸಂಭವ ಕೊಟ್ಟು ಊಟ ಮಾಡು ಸರಿ. ಆ ಕೈಗಿಟ್ಟು ಸಹ ಈಗ ಬೇರೆ ಇರೋರ ಮಕ್ಕಳು ಮೇಲ್ ಲೆವೆಲಲ್ಲಿ ಓದಲಿ, ಆದಷ್ಟು ಈಗ ಏಕಲವ್ಯಕ್ಕೆ ಹೋಗ್ಬೇಕಾದ್ರೂ ಆಶ್ರಮ ಶಾಲೆಯಿಂದ ಹೋದಾಗ ಸ್ವಲ್ಪನಾದ್ರೂ ಒಂದು ಇಂಗ್ಲೀಷ್ ಮಟ್ಟಕ್ಕೆ ಕಲ್ತಿದ್ರೆ ಅವಕ್ಕೆ ಸ್ವಲ್ಪ ಧೈರ್ಯ. ಅಲ್ಲಿ ಹೋದಾಗ ಅವ್ರು ಪುಸ್ ಪುಸ್ತಂಗಾಗಿ ಅವ್ರು ಬಿದ್ದು ನೋಡ್ಬರ್ತಾರೆ ಯಾರಂತ. ಅದಾದ್ಬಾರ್ದು ಸಹ ಶಿಕ್ಷಣದಿಂದ ಅಕ್ಷರದಿಂದ ಫುಲ್ ವಂಚಿತರು ನಮ್ಮ ಟ್ರೈಬಲ್ ಮಕ್ಕಳು ಇನ್ನೂ ನಡೀತಾ ಇದೆ ಸರ್. ಅದಾಗಬಾರ್ದು, ತಮ್ಮ ಒಂದು ಕೈಕೊಂಡಿಂದ ಕಾಲ್ಕೊಂಡಿಂದ ನಿಮ್ಮ ದೇವ್ರಂತ ನಂಬ್ಕೊಂಡಿವಿ ನಾವು ಟ್ರೈಬಲ್ಗಳು. ನೀವು ದೇವರಲ್ಲ, ನೀವು ಮನುಷ್ಯರಾಗಿ ನಮ್ಮನ್ನ ದೇವ್ರ ರೂಪದಲ್ಲಿ ನಿಮ್ಮನ್ನು ನೋಡ್ತಾ ಇದ್ದೀವಿ. ಎಲ್ಲ ಮಕ್ಕಳಿಗೂ ನಮ್ಮ ಆದಿವಾಸಿಗಳಿಗೂ ಒಂದು ಒಳ್ಳೇದು ಮಾಡಂತ ಹೇಳ್ತೀವಿ. ನೀವು ನಿಮ್ಮ ಹೆಸರಿರೋವರೆಗೂ ನಾವು ಯಾವತ್ತೂ ನೆನ್ಕೊತೀವಿ, ನೀವು ಅದೊಂದು ಒಳ್ಳೇದು ಮಾಡಿಕೊಡಿ ಸರ್. ನಮಸ್ಕಾರ.
2: ಇದುವರೆಗೂ ನಂಗಕಾಡು ನಂಗ ಜನ ಕಾರ್ಯಕ್ರಮದಲ್ಲಿ ಹಾಡಿಗಳ ಸಮಸ್ಯೆ ಕುರಿತು ಸಂವಾದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
3: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
4: ಹ್ಞೂ ಕಣೆ, ಆಯ್ತು ತರ್ತೇನೆ.
3: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
4: ಮತ್ತಿನ್ನೇನ್ ಮಾಡ್ಲೆ?
3: ಬ್ಯಾಗ್ ಕೊಡ್ತೀನಿ ಇರಿ.
4: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
3: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
4: ಹಾ, ಹೋಗಿದ್ದು.
3: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
4: ಹಾ ಹೇಳಿದ್ರು.
3: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
4: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
3: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
4: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
5: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
2: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಗೀತಾಸ್ವನದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
6: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
7: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?

0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 27 ಮತ್ತು 28ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ. 27ನೆಯ ಶ್ಲೋಕ.

ಪಾರ್ಥ, ಈ ಎರಡು ಮಾರ್ಗಗಳನ್ನು ಅರಿತ ಯಾವ ಯೋಗಿಯೂ ಕೂಡ ಮೋಹವಶನಾಗುವುದಿಲ್ಲ. ಆದುದರಿಂದ ನೀನು ಯಾವಾಗಲೂ ಎಲ್ಲ ಕಾಲದಲ್ಲಿಯೂ ಯೋಗದಿಂದ ಕೂಡಿರಬೇಕು ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಅಂತಂದರೆ ಯಾರು ಕೂಡ ಬರದೇ ಇರುವ ರೀತಿಯಲ್ಲಿ ನಾವು ಹೋಗಬೇಕೆಂದು ಆಶಿಸುವವರೋ ಅವರು ತಮ್ಮ ಜೀವನವನ್ನು ಈ ರೀತಿಯಾಗಿ ರೂಢಿಸ್ಕೊಳ್ಬೇಕು. ತಮ್ಮ ಹೇಗಿರಬೇಕು, ತಮ್ಮ ಮನಸ್ಸನ್ನು ಪರಿಶುದ್ಧ ಮಾಡಿಕೊಳ್ಬೇಕು. ಅಲ್ಲಿ ಯಾವ ಆಸೆಯ ಸಂಸ್ಕಾರವೂ ಕೂಡ ಬೀಜ ರೂಪದಲ್ಲಿ ಇರದಂತೆ ನೋಡಿಕೊಳ್ಬೇಕು. ಅಂತ್ಯಕಾಲಕ್ಕೆ ಮನಸ್ಸು ಎಂಬುವಂಥದ್ದು ಸದಾ ಅಣಿಯಾಗಿರಬೇಕು. ಆ ಸಮಯ ಬಂದಾಗ ನಾವು ಅಣಿಯಾಗುವುದಕ್ಕೆ ತಯಾರಿರುವುದಿಲ್ಲ. ಅದು ಹೇಗಾಗತ್ತೆ ಅಂದರೆ ಮನೆಗೆ ಬೆಂಕಿ ಬಿದ್ದಾಗ ಬಾವಿ ತೋಡಲು ಹೋಗುವಂತೆ. ನಿಜವಾದ ಯೋಗಿ ಯಾವಾಗಲೂ ಕೂಡ ಯೋಗದಿಂದ ಕೂಡಿರ್ತಾನೆ. ಯಾವ ಸಮಯದಲ್ಲಿ ಮೃತ್ಯುವಿನ ಕರೆ ಬಂದರೂ ಕೂಡ ಅವನು ಗೊಣಗಾಡದೆ ಈ ಪ್ರಪಂಚವನ್ನು ತ್ಯಜಿಸುವುದಕ್ಕೆ ಸಿದ್ಧನಾಗಿರ್ತಾನೆ. ಅವನು ಈ ಪ್ರಪಂಚಕ್ಕೆ ಅಂಟಿಕೊಂಡಿಲ್ಲ. ಇರುವಾಗಲೇ ಅವನು ಎಲ್ಲವನ್ನು ಬಿಟ್ಟು ಸತ್ತಂತೆ ಇರುತ್ತಾನೆ. ಹಾಗಾಗಿ ಈ ಎರಡು ಮಾರ್ಗಗಳ ಬಗ್ಗೆ ಇಲ್ಲಿ ಸಾಧಕರ ಮನಸ್ಸಿನಲ್ಲಿ ಒಂದು ರೀತಿ ಗಲಾಟೆ ಆಗ್ತಾ ಇದ್ರೂ ಕೂಡ ನಿಜವಾದ ಸಾಧಕ ಅನ್ನುವಂಥವನು ಇದಕ್ಕೆಲ್ಲ ಹೆದರಿ ಕುಳಿತುಕೊಳ್ಳೋದಿಲ್ಲ. ಅವನು ಸದಾ ತನ್ನ ಸಾಧನೆಯ ಮಾರ್ಗದಲ್ಲಿಯೇ ಮುಂದುವರಿತಾ ಇರ್ತಾನೆ. ಅವನಿಗೆ ಫಲದ ಬಗ್ಗೆ ಸ್ವಲ್ಪವೂ ಕಾತರತೆ ಅನ್ನೋದಿಲ್ಲ. ಅಂದರೆ ತಾನು ಯೋಗಿಯಾಗಿರುವಂಥವನು, ಸಾಧನೆಯ ಹಾದಿಯಲ್ಲಿರುವಂಥವನು, ನಾನು ಉತ್ತರ ಮಾಸದಲ್ಲಿ ಸಾಯುಜ್ಯ ಹೊಂದುತ್ತೀನೋ ಇಲ್ಲ ಕೃಷ್ಣ ಪಕ್ಷದಲ್ಲಿ ಶುಕ್ಲ ಪಕ್ಷದಲ್ಲಿ ಸಾಯುಜ್ಯ ಹೊಂದುತ್ತೀನೋ ಅದ್ರ ಬಗ್ಗೆಯೂ ಕೂಡ ಏನು ಕಾತರತೆ ಇರೋದಿಲ್ಲ. ಹಾಗಾಗಿ ಪರಮಾತ್ಮ ಇಲ್ಲಿ ಅರ್ಜುನನಿಗೆ ನೀನು ಆ ಯೋಗಿಯಂತೆಯೇ ಸದಾ ಯೋಗಯುಕ್ತನಾಗಿರು ಅಂತ ಹೇಳಿ ಉಪದೇಶಿಸ್ತಾ ಇದ್ದಾನೆ. ಇಲ್ಲಿ ನಿಜವಾದ ಯೋಗಿ ಯಾರು ಅಂತಂದರೆ ತನ್ನ ಅನಾತ್ಮ ಸಂಬಂಧಗಳನ್ನೆಲ್ಲ ಪೂರ್ತಿಯಾಗಿ ಬಿಟ್ಟವನು ಎಂದರ್ಥ. ಸಂಕ್ಷೇಪವಾಗಿ ಹೇಳಬೇಕು ಅಂತಂದರೆ ಈ ಅಧ್ಯಾಯದ ಉದ್ದಕ್ಕೂ ಪರಮಾತ್ಮನ ಸ್ಮರಣೆ ಮಾಡಿಕೊಂಡೇ ಅರ್ಜುನನು ತನ್ನ ಕೆಲಸಗಳನ್ನು ನಿರ್ವಹಿಸಬೇಕು. ಆ ರೀತಿ ಕೃಷ್ಣ ಉಪದೇಶ ಕೊಡ್ತಾ ಇದ್ದಾನೆ. ಹೀಗೆ ಯೋಗಿಯಾಗಿ ಬಾಳೋದ್ರಿಂದ, ಶ್ರೌತ ಮತ್ತು ಸ್ಮಾರ್ತ ಕರ್ಮಗಳನ್ನು ಮಾಡೋದ್ರಿಂದ ಬರಬಹುದಾದ ಪುಣ್ಯವು ತಪ್ಪುದಲ್ಲ ಅಂಥೇಳಿ ಯಾರಾದರೂ ವಾದಿಸ್ಬೋದು. ಮುಂದಿನ ಶ್ಲೋಕದಲ್ಲಿ ಪರಮಾತ್ಮನೇ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾನೆ. ಆ ಶ್ಲೋಕದ ಉತ್ತರ 28ನೆಯ ಶ್ಲೋಕ ಇಂತಿದೆ.

ಇದನ್ನು ತಿಳಿದಂತಹ ಯೋಗಿಯು ಶ್ರೌತ ಮತ್ತು ಸ್ಮಾರ್ತ ಕರ್ಮಗಳನ್ನು ಮಾಡೋದ್ರಿಂದ ಬರುವಂತಹ ಪುಣ್ಯವನ್ನು ಅತಿಕ್ರಮಿಸಿ ಪರಮ ಪದವನ್ನು ಪಡೆಯುತ್ತಾನೆ

ಅಂಥೇಳಿ ಹೇಳ್ತಾ ಇರುವಂಥದ್ದು. ಹಾಗಂದರೆ ಇದನ್ನು ಅರಿತವನು ಅಂದರೆ ಈ ಅಧ್ಯಾಯದಲ್ಲಿ ಹೇಳಿರುವಂಥ ವಿಷಯಗಳನ್ನೆಲ್ಲ ತಿಳಿದುಕೊಂಡು ಮನಸ್ಸನ್ನು ಭಗವಂತನ ಕಡೆಗೆ ತಿರುಗಿಸಿ ಅವನಲ್ಲಿಯೇ ತನ್ಮಯನಾಗಿ ಯಾರು ಈ ಪ್ರಪಂಚವನ್ನು ತೊರೆಯುತ್ತಾರೋ ಅವನು ಎಂದರ್ಥ. ಈತ ವೇದವನ್ನು ಅಧ್ಯಯನ ಮಾಡಿದರೆ, ತಪಸ್ಸು ದಾನಾದಿಗಳನ್ನು ಮಾಡಿದರೆ ಬರುವಂಥ ಎಲ್ಲ ಪುಣ್ಯಗಳಿಗಿಂತಲೂ ಕೂಡ ಭಗವಂತನಲ್ಲಿಯೇ ಸದಾ ತನ್ಮಯನಾಗಿರುವಂಥದ್ದು ಶ್ರೇಷ್ಠವಾದ ಕಾರ್ಯ. ಯಜ್ಞ, ತಪಸ್ಸು, ದಾನ ಮುಂತಾದವುಗಳನ್ನು ಫಲಾಪೇಕ್ಷೆಯಿಂದ ಮಾಡಿದರೆ ಅದು ನಮ್ಮನ್ನು ಆಯಾ ಫಲಕ್ಕೆ ಕಟ್ಟಿಹಾಕುತ್ತೆ. ನಾವು ಆ ಫಲದ ಸುತ್ತಲೂ ಎತ್ತು ಗಾಣದ ಸುತ್ತ ಸುತ್ತುತ್ತಿರುವಂತೆ ಸುತ್ತುತ್ತಿರಬೇಕಾಗುತ್ತೆ. ಅನನ್ಯ ಚಿತ್ತನಾಗಿ ಭಗವಂತನನ್ನು ಧ್ಯಾನಿಸುವ ಯೋಗಿ ಇವುಗಳನ್ನು ಮೀರಿ ಹೋಗ್ತಾನೆ, ಭಗವಂತನ ಪರಮಸ್ಥಾನವನ್ನು ಪಡೆತಾನೆ. ಇನ್ನು ಯಾವ ಕರ್ಮ ಧರ್ಮ ನಿಯಮಗಳೂ ಇವನ ಮೇಲೆ ಪ್ರಪಂಚಕ್ಕೆ ಪುನಃ ಕರೆತರುವ ಸಮನ್ನನ್ನು ಜಾರಿ ಮಾಡಲಾರುವು. ಅಂದರೆ ಆತ್ಮಚಿಂತನೆಯಿಂದ ಪರಮ ಪುರುಷಾರ್ಥವಾದ ಮೋಕ್ಷವೇ ಲಭಿಸುತ್ತದೆ. ಆತ್ಮನನ್ನು ಕುರಿತಾದ ಧ್ಯಾನವನ್ನು ಯಾರು ಬೇಕಾದರೂ ಮಾಡಬಹುದು. ಇದಕ್ಕೆ ಸರಿಸಮಾನವಾದದ್ದು ಇನ್ನೊಂದಿಲ್ಲ. ಯಾಕೆ ಅಂದರೆ ಈ ಸಾಧನೆಗೆ ಸಿಗುವ ಫಲ ಅಪಾರವಾದುದು. ವೇದಾಧ್ಯಯನ, ಯಜ್ಞಯಾಗಗಳು, ದಾನ ಧರ್ಮಗಳೇ ಮುಂತಾದವುಗಳನ್ನು ಮಾಡೋದ್ರಿಂದ ಏನೆಲ್ಲ ಪುಣ್ಯ ಲಭಿಸುತ್ತೋ ಅವೆಲ್ಲವೂ ಕೂಡ ಆತ್ಮಚಿಂತನೆಯನ್ನು ಮಾಡುವವನಿಗೆ ಸಿಗುತ್ತದೆ. ಮಾತ್ರವಲ್ಲದೆ ಈ ಯೋಗಿಗೆ ಇನ್ನೂ ಹೆಚ್ಚಿನ ಆತ್ಯಂತಿಕ ಸುಖವೇ ದೊರೆಯುತ್ತದೆ ಅಂಥೇಳಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಧ್ಯಾನದ ಮೂಲಕ ಮನಸ್ಸು ಬುದ್ಧಿಯನ್ನು ಸುಲಭವಾಗಿ ಹತೋಟಿಯಲ್ಲಿಟ್ಕೊಳ್ಬಹುದು. ಅದಕ್ಕೆ ಸಾಕಷ್ಟು ವಿವೇಕ ಹಾಗೂ ವೈರಾಗ್ಯ ಅತ್ಯಗತ್ಯ. ನಿಜವಾದ ಯೋಗಿಯು ಧ್ಯಾನ ಮಾಡುತ್ತಾ ತನ್ನ ವಿವೇಕ ಹಾಗೂ ವೈರಾಗ್ಯವನ್ನು ಹೆಚ್ಚಿಸಿಕೊಳ್ತಾನೆ. ಇಂತಹ ಯೋಗಿಯು ತನ್ನ ಧ್ಯಾನದ ಮೂಲಕ ಆ ಪರಮ ಪುರುಷನನ್ನು ಪಡೆಯುತ್ತಾನೆ. ಆ ಮೂಲಕ ಪುನರ್ಜನ್ಮರಹಿತ ಮೋಕ್ಷವನ್ನು ಗಳಿಸುತ್ತಾನೆ. ಹಾಗಾಗಿ ಈ ಒಂದು ಕೃಷ್ಣಾರ್ಜುನನ ಸಂವಾದ ರೂಪದಲ್ಲಿರುವಂತಹ ಈ ಬ್ರಹ್ಮವಿದ್ಯೆ ಹಾಗೂ ಯೋಗಶಾಸ್ತ್ರವನ್ನೊಳಗೊಂಡಂತಹ ಉಪನಿಷತ್ತೆಂಬ ಈ ಶ್ರೀ ಭಗವದ್ಗೀತೆಯಲ್ಲಿ ಅಕ್ಷರ ಪರಬ್ರಹ್ಮ ಯೋಗದ 8ನೆಯ ಅಧ್ಯಾಯ ಸಂಪನ್ನವಾಗಿರುವಂಥದ್ದು. ಓಂ ತತ್ಸತ್ ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು.

0: ಅಲ್ಲಿಗೆ ಅಕ್ಷರ ಪರಬ್ರಹ್ಮ ಯೋಗ ಎಂಬುವಂತಹ 8ನೆಯ ಅಧ್ಯಾಯ ಇಂದಿಗೆ ಸಂಪನ್ನವಾಯಿತು. ಈ ಒಂದು ಶ್ರಾವಣ ಮಾಸದಲ್ಲಿ ಉತ್ತರಾಯಣ ದಕ್ಷಿಣಾಯಣದ ಒಂದು ಮಹತ್ವವನ್ನ, ಶುಕ್ಲಪಕ್ಷ ಕೃಷ್ಣಪಕ್ಷ ಎಂಬ ಮಾತುಗಳನ್ನು ಸವಿಸ್ತಾರವಾಗಿ ನಾವು ತಿಳಿದುಕೊಂಡಿದ್ದೇವೆ. ಯಾವ ಸಮಯದಲ್ಲಿ ಸಾಯುಜ್ಯವನ್ನು ಹೊಂದಬೇಕು, ಯಾವ ಸಮಯದಲ್ಲಿ ಸಾಯುಜ್ಯ ಹೊಂದಿದ್ರೆ ಏನಾಗುತ್ತೆ, ಸಾಯುಜ್ಯ ಅಥವಾ
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಂದಿನ 10 ವರ್ಷಗಳಲ್ಲಿ 28,840 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾಗರಿಕ ವಿಮಾನಯಾನ ಕ್ಷೇತ್ರದ ಬಲವರ್ಧನೆ, ಮೈಸೂರಿನಲ್ಲಿ ಕೇಂದ್ರ ಸಚಿವ ರಾಮಮೋಹನ್ ನಾಯ್ಡು. ರಾಜ್ಯ ವಿಧಾನಮಂಡಲದ ಉಭಯ ಸದನಗಳ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ. ಕರಾವಳಿ ಮಲೆನಾಡು ಪ್ರವಾಸೋದ್ಯಮ ಕರಡು ನೀತಿ ಸೆಪ್ಟೆಂಬರ್ 7ರೊಳಗೆ ಸಿದ್ಧ, ಸಚಿವ ಕೆಜೆ ಜಾರ್ಜ್. ಯುವಜನತೆ ಸ್ವ ಉದ್ಯೋಗ ಕಂಡುಕೊಳ್ಳುವತ್ತ ಆದ್ಯತೆ ನೀಡುವಂತೆ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಕರೆ. ನಾಗರಿಕ ವಿಮಾನಯಾನ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸಲು ಕೇಂದ್ರ ಸರ್ಕಾರ ಮುಂದಿನ 10 ವರ್ಷಗಳಲ್ಲಿ 28,840 ಕೋಟಿ ರೂಪಾಯಿ ವೆಚ್ಚ ಮಾಡಲು ನಿರ್ಧರಿಸಿದೆ ಎಂದು ಕೇಂದ್ರ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ನಡೆದ ನಾಗರಿಕ ವಿಮಾನಯಾನ ಸಲಹಾ ಸಮಿತಿ ಸಭೆಯ ನಂತರ ಮಾತನಾಡಿದ ಸಚಿವರು, ಸಭೆಯಲ್ಲಿ ಕೇಂದ್ರದ ಪ್ರಮುಖ ಉಡಾನ್ ಯೋಜನೆ, ವಿಮಾನ ನಿಲ್ದಾಣ ಮೂಲಸೌಕರ್ಯ, ಸಂಪರ್ಕ ಮತ್ತು ಪೈಲಟ್ ತರಬೇತಿ ಪ್ರಗತಿಯನ್ನು ಪರಾಮರ್ಶಿಸಲಾಯಿತು. ವಿಮಾನ ನಿಲ್ದಾಣದ ಮೂಲಸೌಕರ್ಯ, ಸಂಪರ್ಕ ಮತ್ತು ಕಾರ್ಯಾಚರಣೆಯ ದಕ್ಷತೆಯನ್ನು ಸುಧಾರಿಸುವ ಕುರಿತು ರಾಜ್ಯ ಸರ್ಕಾರದೊಂದಿಗೆ ಚರ್ಚಿಸಲಾಗಿದೆ. ವಿಮಾನ ಉಡಾವಣಾ ತರಬೇತಿ ಸಂಸ್ಥೆ FTOಗಳನ್ನು ಬಲಪಡಿಸಲಾಗಿದೆ.

ಮಾಡಿಸಲು ಮತ್ತು ಜಾಗತಿಕ ಮಟ್ಟದ ಪೈಲಟ್ಗಳನ್ನು ಸಿದ್ಧಗೊಳಿಸಲು ತೆಗೆದುಕೊಂಡ ಕ್ರಮಗಳ ಬಗ್ಗೆಯೂ ಸಮಿತಿಯು ಚರ್ಚಿಸಿದೆ ಎಂದರು. ಕಳೆದ 10 ವರ್ಷಗಳಲ್ಲಿ ಉಡಾನ್ ಯೋಜನೆ ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಿದೆ. ದೇಶಾದ್ಯಂತ ಹಲವು ಹೊಸ ವಿಮಾನ ನಿಲ್ದಾಣಗಳು ಅಭಿವೃದ್ಧಿಗೊಂಡಿದ್ದು ಸಂಪರ್ಕ ವ್ಯವಸ್ಥೆ ಸುಧಾರಿಸಿದೆ ಎಂದು ಹೇಳಿದರು. ಮೈಸೂರು ವಿಮಾನ ನಿಲ್ದಾಣದ ಕುರಿತು ಮಾತನಾಡಿದ ಸಚಿವರು, ರನ್ವೇ ಉದ್ದ ಕಡಿಮೆ ಇರುವ ಕಾರಣ ಪ್ರಸ್ತುತ ಇಲ್ಲಿ ಎಟಿಆರ್

0: ಆಚರಣೆ ನಡೆಸುತ್ತಿವೆ. ಆದರೆ ಮೈಸೂರು ಪ್ರಮುಖ ಪ್ರವಾಸೋದ್ಯಮ, ಸಾಂಸ್ಕೃತಿಕ ಮತ್ತು ಪಾರಂಪರಿಕ ತಾಣವಾಗಿರುವುದರಿಂದ ವಿಮಾನ ನಿಲ್ದಾಣವನ್ನು ವಿಸ್ತರಿಸಿ ನ್ಯಾರೋ ಬಾಡಿ ವಿಮಾನಗಳ ಸಂಚಾರಕ್ಕೆ ಅನುವು ಮಾಡಿಕೊಡುವ ಅಗತ್ಯವಿದೆ ಎಂದು ಹೇಳಿದರು. ವಿಮಾನ ನಿಲ್ದಾಣದ ಅಭಿವೃದ್ಧಿ ಮತ್ತು ವಿಸ್ತರಣೆಗೆ ಸಂಬಂಧಿಸಿದಂತೆ ಸ್ಥಳೀಯ ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಹಲವು ಮನವಿಗಳನ್ನು ಮಾಡಿದ್ದಾರೆ. ಪ್ರವಾಸೋದ್ಯಮ, ಆಧ್ಯಾತ್ಮಿಕತೆ, ಕಲೆ ಮತ್ತು ಸಂಸ್ಕೃತಿಗಾಗಿ ದೇಶ ವಿದೇಶಗಳಿಂದ ಜನರು ಮೈಸೂರಿಗೆ ಭೇಟಿ ನೀಡಲು ಬಯಸುತ್ತಾರೆ. ಈ ನಗರಕ್ಕೆ ಉತ್ತಮ ವಿಮಾನ ಸಂಪರ್ಕ ಕಲ್ಪಿಸುವುದು ನಮ್ಮ ಆದ್ಯತೆಗಳಲ್ಲಿ ಒಂದಾಗಿದೆ ಎಂದರು. ಬೆಂಗಳೂರಿನಲ್ಲಿ ಎರಡನೇ ವಿಮಾನ ನಿಲ್ದಾಣ ನಿರ್ಮಾಣ ಮಾಡುವ ವಿಚಾರವಾಗಿ ರಾಜ್ಯ ಸರ್ಕಾರ ನಿರ್ಧರಿಸಬೇಕಿದೆ. ಈ ಬಗ್ಗೆ ರಾಜ್ಯ ಸರ್ಕಾರವು ರೂಪುರೇಷೆಯನ್ನು ಕೇಂದ್ರ ಸರ್ಕಾರಕ್ಕೆ ನೀಡಬೇಕಿದೆ. ಹೀಗಾಗಿ ರಾಜ್ಯ ಸರ್ಕಾರದ ಪ್ರಸ್ತಾವನೆಗಾಗಿ ಕಾಯುತ್ತಿರುವುದಾಗಿ ಸಚಿವರು ತಿಳಿಸಿದರು.
1: Consultative committee meeting has happened in Mysore, which is one of the most prestigious cities in the country also. It is a rich cultural and heritage city, cultural capital of Karnataka. And there is an airport here which needs an expansion, and that is why we have specially invited the local MP Yaduveerji also to participate in this. And he has given a lot of requests for how can we develop the local Mysore airport into a full-fledged one so that we can have narrow-body operations also. Right now, because of the length of the runway, we are just having ATR operations.
0: ಸಭೆಯಲ್ಲಿ ವಿಮಾನಯಾನ ರಾಜ್ಯ ಖಾತೆ ಸಚಿವ ಮುರಳೀಧರ್ ಮೋಹೋಳ್, ದೇಶದ ವಿವಿಧ ರಾಜ್ಯಗಳ ಸಲಹಾ ಸಮಿತಿಯ ಸಂಸತ್ ಸದಸ್ಯರು ಸೇರಿದಂತೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ವಿಧಾನಸಭೆಯ ಇಂದಿನ ಕಲಾಪದಲ್ಲಿ ವಿರೋಧ ಪಕ್ಷಗಳ ಗದ್ದಲದ ನಡುವೆಯೇ ಮೂರು ವಿಧೇಯಕಗಳಿಗೆ ಅಂಗೀಕಾರ ನೀಡಲಾಯಿತು. 2026ನೇ ಸಾಲಿನ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2026, ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕ 2026ಕ್ಕೆ ವಿಧಾನಸಭೆಯಲ್ಲಿಂದು ಧ್ವನಿಮತದ ಮೂಲಕ ಅಂಗೀಕಾರ ದೊರೆತಿದೆ. ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2026ನ್ನು ಇಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಕೃಷ್ಣ ಬೈರೇಗೌಡ ಸದನದಲ್ಲಿ ಮಂಡಿಸಿದರು. ಬಳಿಕ ಮಾತನಾಡಿದ ಅವರು, ಅಪಾರ್ಟ್ಮೆಂಟ್ ನಿವಾಸಿಗಳ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಒದಗಿಸುವುದು ಮತ್ತು ಅಸೋಸಿಯೇಷನ್ ರಚಿಸಲು ಈ ಕಾಯ್ದೆ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಬಳಿಕ ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರ ಪರವಾಗಿ ಸಚಿವ ಕೃಷ್ಣ ಬೈರೇಗೌಡ 2026ನೇ ಸಾಲಿನ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕವನ್ನು ಸದನದಲ್ಲಿ ಮಂಡಿಸಿ ಧ್ವನಿಮತದಿಂದ ಅಂಗೀಕಾರ ಪಡೆದರು. ಅನಧಿಕೃತ ಬಡಾವಣೆಗಳಿಗೆ ಕಾನೂನುಬದ್ಧ ಮಾನ್ಯತೆ ನೀಡಿ ಅಲ್ಲಿನ ಕುಟುಂಬಗಳಿಗೆ ಮಾಲೀಕತ್ವದ ಭರವಸೆಯೊಂದಿಗೆ ಭೂ ಗ್ಯಾರಂಟಿ ನೀಡಲು ಈ ವಿಧೇಯಕ ಮಂಡಿಸಲಾಗಿದೆ ಎಂದರು. ಪೌರಾಡಳಿತ ಸಚಿವ ಎಚ್ಸಿ ಬಾಲಕೃಷ್ಣ ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕ 2026ನ್ನು ಮಂಡಿಸಿದರು. ಮುನ್ಸಿಪಾಲಿಟಿ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ನಿರ್ಮಾಣವಾದ ಬಡಾವಣೆಗಳ ರಸ್ತೆ ಮತ್ತು ಚರಂಡಿಗಳನ್ನು ಸರ್ಕಾರ ತನ್ನ ವಶಕ್ಕೆ ಪಡೆದು ಅಭಿವೃದ್ಧಿಪಡಿಸಲು ಈ ವಿಧೇಯಕ ಅವಕಾಶ ನೀಡುತ್ತಿದೆ ಎಂದರು. ಬಳಿಕ ಈ ವಿಧೇಯಕಕ್ಕೆ ಧ್ವನಿಮತದ ಮೂಲಕ ಸದನ ಒಪ್ಪಿಗೆ ನೀಡಿತು. ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಪ್ರತಿಪಕ್ಷ ಸದಸ್ಯರು ನಡೆಸುತ್ತಿದ್ದ ಪ್ರತಿಭಟನೆ ನಡುವೆಯೇ ವಿಧೇಯಕಗಳ ಅಂಗೀಕಾರವಾಯಿತು. ಬಳಿಕ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಧಾನ ಪರಿಷತ್ನಲ್ಲಿ ಇಂದು ಕೂಡ ಪ್ರತಿಪಕ್ಷ ಸದಸ್ಯರಿಂದ ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಗದ್ದಲ ಮುಂದುವರಿಯಿತು. ಇಂದಿನ ಕಲಾಪ ಆರಂಭವಾಗುತ್ತಿದ್ದಂತೆ ಪ್ರತಿಪಕ್ಷಗಳು ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲು ಮುಂದಾದಾಗ ರಾಜ್ಯದ ಹಿತದೃಷ್ಟಿಯಿಂದ ಜ್ವಲಂತ ವಿಷಯಗಳ ಕುರಿತು ಚರ್ಚೆ ನಡೆಸಲು ಪ್ರತಿಪಕ್ಷಗಳು ಪ್ರತಿಭಟನೆ ಹಿಂತೆಗೆದುಕೊಂಡು ಪ್ರಶ್ನೋತ್ತರ ಮತ್ತು ಶೂನ್ಯ ವೇಳೆ ಕಲಾಪ ಸೇರಿದಂತೆ ಇನ್ನಿತರೆ ಕಾರ್ಯಕಲಾಪಗಳು ನಡೆಯಲು ಅವಕಾಶ ನೀಡಬೇಕು ಎಂದು ಸಭಾಪತಿ ಸಲೀಂ ಅಹಮದ್ ಮನವಿ ಮಾಡಿದರು. ಗದ್ದಲದ ನಡುವೆ ಸಭಾಪತಿ ಸಲೀಂ ಅಹಮದ್ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಂಡರು. ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಸಚಿವ ಯುಟಿ ಖಾದರ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವ ವೈದ್ಯರ ಹುದ್ದೆಯನ್ನು ಭರ್ತಿ ಮಾಡಲು ತುರ್ತು ಕ್ರಮ ಕೈಗೊಳ್ಳಲಾಗುತ್ತಿದೆ.

0: ಎಂದು ತಿಳಿಸಿದರು. ಸದಸ್ಯ ನಾಗರಾಜ್ ಯಾದವ್ ಅವರ ಪ್ರಶ್ನೆಗೆ ಉತ್ತರಿಸಿದ ಸಣ್ಣ ನೀರಾವರಿ ಸಚಿವ ಡಾಕ್ಟರ್ ಅಜಯ್ ಸಿಂಗ್, ಮೈಸೂರು ಜಿಲ್ಲೆಯಲ್ಲಿ 50 ಹಾಗೂ ಚಾಮರಾಜನಗರ ಜಿಲ್ಲೆಯಲ್ಲಿ 64 ಹಳೆಯ ಕೆರೆಗಳಿದ್ದು ಕಾಲಕಾಲಕ್ಕೆ ಅವುಗಳ ಹೂಳು ತೆಗೆಯುವುದು ಸೇರಿದಂತೆ ಇತರ ಅಗತ್ಯ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದೆ. ಕಳೆದ 3 ವರ್ಷಗಳಲ್ಲಿ 2 ಜಿಲ್ಲೆಗಳ ಕೆರೆಗಳನ್ನು ಅಭಿವೃದ್ಧಿಗೊಳಿಸಲಾಗಿದೆ ಎಂದು ತಿಳಿಸಿದರು. ಪ್ರಶ್ನೋತ್ತರ ಕಲಾಪ ಬಳಿಕ ನಡೆದ ಶೂನ್ಯ ವೇಳೆಯಲ್ಲಿ ಕಾಂಗ್ರೆಸ್ ಸದಸ್ಯ ನಾಗರಾಜ್ ಯಾದವ್ ಪ್ರತ್ಯೇಕ ಕರ್ನಾಟಕ ಯಾದವ ಗೊಲ್ಲ ಅಭಿವೃದ್ಧಿ ನಿಗಮ ಸ್ಥಾಪಿಸುವ ಕುರಿತು ಸದನದ ಗಮನ ಸೆಳೆದರು. ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳ ಗದ್ದಲದ ನಡುವೆ ವಿಧಾನಸಭೆಯಲ್ಲಿ ಅಂಗೀಕಾರಗೊಂಡ 3 ವಿಧೇಯಕಗಳನ್ನು ಮೇಲ್ಮನೆಯಲ್ಲಿ ಅಂಗೀಕರಿಸಲಾಯಿತು. ಬಳಿಕ ಕಲಾಪದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಾಲ್ಗೊಂಡರು. ಪ್ರತಿಭಟನಾ ನಿರತ ಸದಸ್ಯರಿಗೆ ಘೋಷಣೆಗಳನ್ನು ಕೈಬಿಟ್ಟು ನೋಟಿಸ್ ನೀಡುವ ಮೂಲಕ ಚರ್ಚೆ ನಡೆಸುವಂತೆ ತಿಳಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಜಾಮೀನು ಪಡೆದು ಜೈಲಿನಿಂದ ಬಿಡುಗಡೆಗೊಂಡಿರುವ ಸಚಿವ ನಾಗೇಂದ್ರ ಕೂಡಲೇ ರಾಜೀನಾಮೆ ನೀಡಬೇಕು ಇಲ್ಲವೇ ವಜಾಗೊಳಿಸಬೇಕು ಎಂದು ಆಗ್ರಹಿಸಿದರು. ಬಳಿಕ ಬಿಜೆಪಿ ಜೆಡಿಎಸ್ ಸದಸ್ಯರು ಪ್ರತಿಭಟನೆ ಮುಂದುವರಿಸಿದ್ದರಿಂದ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಲಾಯಿತು. ರಾಜ್ಯದ ಕರಾವಳಿ ಹಾಗೂ ಮಲೆನಾಡು ಭಾಗಗಳಲ್ಲಿ ಪ್ರವಾಸೋದ್ಯಮ, ಸ್ಥಳೀಯ ಆರ್ಥಿಕತೆ ಮತ್ತು ಉದ್ಯೋಗಾವಕಾಶಗಳನ್ನು ಉತ್ತೇಜಿಸಲು ಹೊಸ ಪ್ರವಾಸೋದ್ಯಮ ನೀತಿಯನ್ನು ರೂಪಿಸಲಾಗುತ್ತಿದ್ದು ಅದರ ಕರಡನ್ನು ಸೆಪ್ಟೆಂಬರ್ 7 ಸಿದ್ದಪಡಿಸಲಾಗುವುದು ಎಂದು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಕರಾವಳಿ ಮತ್ತು ಮಲೆನಾಡು ಭಾಗದ ಜನಪ್ರತಿನಿಧಿಗಳೊಂದಿಗೆ ನಡೆಸಿದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು ಶೀಘ್ರದಲ್ಲೇ ಮಂಗಳೂರಿನಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮ ರೂಪ ನೀಡುವ ಕುರಿತು ಚರ್ಚಿಸಲಾಗುವುದು ಎಂದು ಅವರು ಹೇಳಿದರು. ಸಭೆಯಲ್ಲಿ ಹೂಡಿಕೆಗೆ ಏಕಗವಾಕ್ಷಿ ವ್ಯವಸ್ಥೆ, ಕರಾವಳಿ ನಿಯಂತ್ರಣ ವಲಯ ಸಿಆರ್ಜೆಡ್ ಹಾಗೂ ಅರಣ್ಯ ನಿಯಮಾವಳಿಗಳ ಸರಳೀಕರಣ ಮತ್ತು ಹೋಟೆಲ್ ಉದ್ಯಮ ವಿಸ್ತರಣೆಗೆ ಅನುಕೂಲಕರ ವಾತಾವರಣ ನಿರ್ಮಿಸುವ ಕುರಿತು ಹಲವು ಜನಪ್ರತಿನಿಧಿಗಳು ನೀಡಿದ ಸಲಹೆಗಳನ್ನು ಅಳವಡಿಸಿಕೊಳ್ಳಲು ನಿರ್ಧರಿಸಲಾಗಿದೆ. ಯುವ ಜನತೆ ಸ್ವ ಉದ್ಯೋಗಕ್ಕೆ ಆದ್ಯತೆ ನೀಡಬೇಕು ಎಂದು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಮಂಗಳೂರಿನಲ್ಲಿಂದು ಆಯೋಜಿಸಿದ್ದ ಎಂಎಸ್ಎಂಇ ಮತ್ತು ನವೋದ್ಯಮ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಯುವ ಜನತೆಗೆ ಸೀಮಿತ ಉದ್ಯೋಗಾವಕಾಶ ಇರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಯುವ ಜನರು ಸ್ವ ಉದ್ಯೋಗದತ್ತ ಆಸಕ್ತಿ ತೋರಬೇಕು ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಂದಿನ 10 ವರ್ಷಗಳಲ್ಲಿ 28,840 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾಗರಿಕ ವಿಮಾನಯಾನ ಕ್ಷೇತ್ರದ ಬಲವರ್ಧನೆ, ಮೈಸೂರಿನಲ್ಲಿ ಕೇಂದ್ರ ಸಚಿವ ರಾಮಮೋಹನ್ ನಾಯ್ಡು. ರಾಜ್ಯ ವಿಧಾನಮಂಡಲದ ಉಭಯ ಸದನಗಳ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ. ಕರಾವಳಿ ಮಲೆನಾಡು ಪ್ರವಾಸೋದ್ಯಮ ಕರಡು ನೀತಿ ಸೆಪ್ಟೆಂಬರ್ 7 ಸಿದ್ಧ, ಸಚಿವ ಕೆಜೆ ಜಾರ್ಜ್. ಹಾಗೂ ಯುವಜನತೆ ಸ್ವ ಉದ್ಯೋಗ ಕಂಡುಕೊಳ್ಳುವತ್ತ ಆದ್ಯತೆ ನೀಡುವಂತೆ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಕರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ಉದ್ಯೋಗದಲ್ಲಿರುವ ತಾಯಿಯ ಸ್ತನ್ಯಪಾನ ಮಾಡಲು ಇರುವ ಸವಾಲುಗಳು ಹಾಗೂ ಮಾನಸಿಕ ಒತ್ತಡವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ನಿಸರ್ಗ ಪೀರವರು.
2: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
3: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
2: ಮಾನಸಿಕ,
3: ದೈಹಿಕ,
2: ಸಾಮಾಜಿಕ ಸುಸ್ಥಿತಿ,
3: ಮಹಿಳೆಯರು,
2: ಮಕ್ಕಳು,
3: ಹಿರಿಯರು,
2: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯಡಿಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ದಂಗಳ.
3: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50.
2: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ
1: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಇವತ್ತಿನ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಉದ್ಯೋಗದಲ್ಲಿರುವ ತಾಯಂದಿರ ಸ್ತನ್ಯಪಾನದ ಸವಾಲುಗಳು ಮತ್ತು ಮಾನಸಿಕ ಆರೋಗ್ಯವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ನಿಸರ್ಗರವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
2: ನಮಸ್ತೆ.
1: ಮೇಡಮ್, ಮಕ್ಕಳನ್ನು ಕಳೆದ ಸಂಚಿಕೆಯಲ್ಲಿ ಸ್ತನ್ಯಪಾನ ಮಾಡುವ ತಾಯಿ ಆರೋಗ್ಯ, ಪೌಷ್ಟಿಕ ಆಹಾರ ಮತ್ತು ಕುಟುಂಬ ಮತ್ತು ಸಮಾಜದ ಬೆಂಬಲವನ್ನು ಕುರಿತು ನಾವು ಮಾತಾಡಿದ್ವಿ. ಹಾಗೆ ಈ ದಿನ ನಾವು ಮಾತನಾಡೋದು

0: ಆದರೆ ಉದ್ಯೋಗದಲ್ಲಿರ್ತಕ್ಕಂಥ ತಾಯಂದಿರ ಒಂದು ಸ್ತನ್ಯಪಾನದ ಸವಾಲುಗಳು ಮತ್ತು ಒಂದು ಮಾನಸಿಕ ಆರೋಗ್ಯದ ಬಗ್ಗೆ ನಾವು ಮಾತನಾಡಿದ್ರೆ, ಮೇಡಮ್ ಉದ್ಯೋಗದಲ್ಲಿರ್ತಕ್ಕಂಥ ತಾಯಂದಿರು ಆ ಸ್ತನ್ಯಪಾನವನ್ನು ಮುಂದುವರಿಸಲು ಎದುರಿಸ್ತಕ್ಕಂಥ ಒಂದು ಪ್ರಮುಖ ಸವಾಲುಗಳು ಯಾವುವು ಮೇಡಮ್? ಅವ್ರು ಹೇಗೆ ಒಂದು ಸ್ತನ್ಯಪಾನವನ್ನು ಮಾಡಿಸ್ಬೋದು ಮೇಡಮ್?
1: ಈಗ ಉದ್ಯೋಗದಲ್ಲಿ ಅಂತ ಹೇಳಿದ್ರೆ ಆಲ್ರೆಡಿ ಇವರಿಗೆ ತಾಯಂದಿರಿಗೆ ಮನಸ್ಸಿನಲ್ಲಿ ಆಲ್ರೆಡಿ ಒಂದು ಏನದು ಆತಂಕ ಗಾಬರಿ ಎಲ್ಲ ಇದ್ದೇ ಇರುತ್ತೆ. ಇನ್ನು ಉದ್ಯೋಗದಲ್ಲಿ ಅಂತ ಹೇಳಿದ್ರೆ ಅದು ಇನ್ನೂ ಜಾಸ್ತಿ ಆಗುತ್ತೆ. ಯಾಕೆ ಅಂದರೆ ಮನೆಯಲ್ಲಿ ಇರೋವಂಥ ತಾಯಂದಿರು 24 ಗಂಟೆ ಮಕ್ಳುಗಳ ಜೊತೆನೆ ಇರ್ತಾರೆ. ಸೊ ಅವರಿಗೆ ಆ ಮಗುನ ಬಿಟ್ಟು ಹೋಗೋ ಅಂತ ಆತಂಕ ಇರಲ್ಲ. ಈಗ ಮನೆಯಿಂದ ಕೆಲಸಕ್ಕೆ ಹೋಗಬೇಕು ಅನ್ನೋರಿಗೆ ಏನಿರುತ್ತೆ, ಈಗ ಮನೆಯಲ್ಲಿ ನಾನು ಮಗು ಬಿಟ್ಟು ಬಂದಿದ್ದೀನಿ, ಈಗ ಮಗುನ ಯಾರು ನೋಡ್ಕೊಳ್ತಾರೆ, ಅಥವಾ ನೋಡ್ಕೊಳ್ತಿರೋರು ಚೆನ್ನಾಗಿ ನೋಡ್ಕೊಳ್ತಾರಾ, ಅಥವಾ ಮಗುಗೆ ಟೈಮಿಗೆ ಕರೆಕ್ಟಾಗಿ ಹಾಲು ಕೊಡೋಕ್ಕಾಗುತ್ತಾ, ನಾನು ಹಾಲು ಕೊಡಬೇಕು ಅಂದರೆ ಹಿಂಗ್ ಕುಡಿಸ್ಬೇಕು, ಮಗುನ ನನ್ನ ಜೊತೇಲಿ ಕರ್ಕೊಂಡು ಬರಬೇಕಾ, ಅಥವಾ ನಾನು ಹಾಲನ್ನ ಅಲ್ಲಿ ಇಟ್ಟು ಬರಬೇಕಾ, ಅದು ಇಟ್ಟು ಬರೋದಾದರೆ ನಾನು ಹೇಗೆ ಬರಬೇಕು, ಮತ್ತೆ ಅದನ್ನು ಯಾರು ಕುಡಿಸ್ತಾರೆ, ಇಷ್ಟೆಲ್ಲ ನಾನಾ ಥರದ ಅವ್ರಿಗೆ ಏನದು ಆಲೋಚನೆಗಳಿರುತ್ತೆ. ಸೊ ಇವೆಲ್ಲ ಅವರಿಗೆ ಈಗ ಕೆಲಸ ಜೊತೆಯಲ್ಲಿ ಕೆಲಸದ ಒತ್ತಡ ಕೂಡ, ಈಗ ಕೆಲಸದಲ್ಲಿ ಈಗ ಕೆಲಸ ಮಾಡೋರ ಹತ್ರ ಅವ್ರು ಹೇಳೋಕ್ಕಾಗಲ್ಲ ನನಗೆ ಈ ಥರ ಸಮಸ್ಯೆಗಳಿದೆ ನನಗೆ ಕೆಲಸ ಮಾಡೋಕ್ಕಾಗಲ್ಲ ಅಂತಲೂ ಸಹ ಅವ್ರು ಹೇಳೋಕ್ಕಾಗಲ್ಲ. ಈಗ ಕೆಲಸದ್ದು ಒತ್ತಡ ಇರುತ್ತೆ, ಕೆಲಸದಲ್ಲಿ ಏನೋ ಅವ್ರಿಗೇನೋ ಮೀಟಿಂಗ್ ಇರುತ್ತೆ, ಈಗ ಜೊತೆಯಲ್ಲಿ ಅಲ್ಲಿ ಪಾಪು ನೋಡ್ಕೊಳ್ಳೋಂಥದ್ದು, ಈಗ ನಾನು ಇದನ್ನೆಲ್ಲ ಹೆಂಗೆ ಮಾಡಲಿ ಏನು ಮಾಡಲಿ ಅನ್ನೋ ಭಯ ಆತಂಕ ಇವೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದು ಜಾಸ್ತಿ ಆಗ್ತಾ ಹೋದಾಗ ಏನಾಗುತ್ತೆ, ಇವೆಲ್ಲ ಅವರ ದೈನಂದಿನ ಕಾರ್ಯದ ಮೇಲೂ ಕೂಡ, ಅಂದರೆ ಅವರು ದಿನನಿತ್ಯ ಮಾಡುವಂಥ ಚಟುವಟಿಕೆಗಳ ಮೇಲೆ ಕೂಡ ಪ್ರಭಾವ ಬೀರುತ್ತೆ. ಸೊ ಆವಾಗ ಅವ್ರಿಗೆ ಕೆಲಸದಲ್ಲಿ ಈ ಕಡೆ ಆಸಕ್ತಿ ಮಾಡೋಕ್ಕಾಗಲ್ಲ ಕಂಪ್ಲೀಟಾಗಿ, ಈ ಕಡೆ ಎಲ್ಲ ಪಾಪು ನೋಡ್ಕೊಳ್ಳೋದಕ್ಕೂ ಆಗೋದಿಲ್ಲ, ಎರಡೂ ಮಾಡೋಕ್ಕಾಗಲ್ಲ, ಎರಡರಲ್ಲೂ ಗೊಂದಲ ಜಾಸ್ತಿ ಆಗುತ್ತೆ. ಸೊ ಇದು ದೈಹಿಕವಾಗಿ ಮಾನಸಿಕವಾಗಿ ಎರಡರಲ್ಲೂ ಕೂಡ ಕುಗ್ಗೋಗ್ತಾರೆ ಅವರು. ಸೊ ಅವಾಗ ಏನಾಗುತ್ತೆ, ನಿದ್ರಾಹೀನತೆ ಸ್ಟಾರ್ಟ್ ಆಗುತ್ತೆ, ಅವ್ರಿಗೆ ಗ್ಯಾಸ್ಟ್ರೈಟಿಸ್ ಸ್ಟಾರ್ಟ್ ಆಗುತ್ತೆ, ಊಟ ಸಮಯಕ್ಕೆ ಸರಿಯಾಗಿ ತಿನ್ನೋಕ್ಕಾಗಲ್ಲ. ಇನ್ನು ಮಗುಗೆ ಈಗ ಇಲ್ಲಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ಕರ್ಕೊಂಡು ಬಂದರೆ ನಾನು ಇಲ್ಲಿ ಎಲ್ಲಿ ಹಾಲು ಉಣಿಸ್ಲಿ ಅವರಿಗೆ, ಸೊ ಇಲ್ಲಿ ಮತ್ತೆ ಅವರಿಗೆ ಇಲ್ಲಿ ಇಲ್ಲಿ ಜಾಗ ಸಿಗುತ್ತಾ, ಅಂದರೆ ಪ್ರೈವೇಟ್ ಆಗಿರೋ ಪ್ಲೇಸ್ ಸಿಗುತ್ತಾ, ಆ ಪ್ಲೇಸಲ್ಲಿ ಸೇಫ್ಟಿ ಇರುತ್ತಾ, ಮತ್ತು ಅದು ಒಂದು ಭಯ ಇರುತ್ತೆ. ಮತ್ತು ಜನಗಳಲ್ಲಿ ಅಥವಾ ಎಲ್ಲಿ ಕೆಲಸ ಮಾಡ್ತಿರ್ತಾರೆ ಅಲ್ಲಿ ಜನಗಳು ಏನು ಅಂದ್ಕೊಳ್ತಾರೆ, ಅದು ಒಂದು ಮನಸ್ಸಿನಲ್ಲಿ ಭಯ ಇರುತ್ತೆ. ಈ ಥರ ಅವ್ರಿಗೆ ಎಲ್ಲ ರೀತಿಯಂಥ ಸವಾಲುಗಳಿರುತ್ತೆ. ಸೊ ಇದು ಅವ್ರನ್ನ ಎರಡೂ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಎರಡರಲ್ಲೂ ಅವ್ರನ್ನ ಅಸ್ವಸ್ಥ ಮಾಡುತ್ತೆ. ಸೊ ಇಷ್ಟು ಸವಾಲು.
0: ಈಗ ಮೇಡಮ್, ಈಗ ತಾವು ಹೇಳಿದಂಗೆ ಈಗ ಕೆಲಸದ ಸ್ಥಳಗಳಲ್ಲಿ ಸ್ತನ್ಯಪಾನ ಮಾಡ್ತಕ್ಕಂಥ ತಾಯಂದಿರಿಗೆ ಯಾವ ರೀತಿಯ ಒಂದು ಸೌಲಭ್ಯಗಳು ಮತ್ತು ಬೆಂಬಲಗಳ ಒಂದು ವ್ಯವಸ್ಥೆ ಇರಬೇಕು ಮೇಡಮ್?
1: ಈಗ ಅವರಿಗೆ ಸೌಲಭ್ಯ ಅಂತ ಹೇಳಿದ್ರೆ ಅವರಿಗೆ ಅಂತ ಒಂದು ಅವರು ಪ್ರೈವೇಟ್ ಪ್ಲೇಸ್ ಅಂದರೆ ಒಂದು ಜಾಗ ಮಾಡಿ ಕೊಡಬೇಕು. ಆ ಜಾಗ ಸ್ವಚ್ಛವಾಗಿರಬೇಕು ಮತ್ತು ಸುರಕ್ಷಿತವಾಗಿ ಕೂಡ ಇರಬೇಕು. ಯಾಕಂದರೆ ಈಗ ತಾಯಿ ಅವರು ಹಾಲನ್ನ ಅಲ್ಲಿ ಮಗುನ ಕರ್ಕೊಂಡು ಬಂದು ಇದು ಮಾಡ್ತಾರೆ ಅಂತ ಹೇಳಿದ್ರೇ ಕೂಡ ಅದು ಸೇಫ್ಟಿ ಇರಬೇಕಲ್ಲ, ಮತ್ತು ಕ್ಲೀನ್ ಆಗಿರಬೇಕು. ಜಾಗ ಗಲೀಜಾಗಿದ್ದರೆ ಅದರಿಂದ ಸೋಂಕೆಲ್ಲ ಹರಡೋಕ್ಕೆ ಸಾಧ್ಯತೆ ಇರುತ್ತೆ. ಮತ್ತು ಇಲ್ಲ ಅವರು ಅದನ್ನು ಹಾಲನ್ನು ತೆಗೆದು ಅದನ್ನು ಇದು ಮಾಡಿ ಕೊಡ್ತಾರೆ ಅಂತ ಹೇಳಿದರೆ, ಸೊ ಅದಕ್ಕೂ ಕೂಡ ಅದು ಸೇಫ್ಟಿಯಾಗಿ ಇರಬೇಕಾಗತ್ತೆ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ಇವಾಗ ಅವರಿಗೆ ಸಮಯ ಕೊಡಬೇಕು ಕೆಲಸ ಮಾಡೋದ್ರಲ್ಲಿ, ಒಂದಿಷ್ಟು ಸಮಯ ಅಂತ ಕೊಡಬೇಕು ಅವರು ಹೋಗಿ ಅದು ಹಾಲನ್ನ ಪಾಪುಗೆ ಕುಡಿಸಿ ಬರೋದಾಗ್ಲಿ ಅಥವಾ ಹಾಲನ್ನ ತೆಗೆದು ಕೊಟ್ಟು ಬರೋದಕ್ಕಾಗ್ಲಿ ಇಷ್ಟು ವಿಶ್ರಾಂತಿ ಸಮಯ ಅಂತ ಕೊಡ್ಬೇಕು. ಮತ್ತೆ ಕೆಲಸದ ಒತ್ತಡ ಸ್ವಲ್ಪ ಕಡಿಮೆ ಮಾಡ್ಬೇಕು, ಕೆಲಸನೇ ಮಾಡಬಾರ್ದು ಅಂತ ಅಲ್ಲ, ಸ್ವಲ್ಪ ಆದಷ್ಟು ಒತ್ತಡ ಅಂತ ಇರುವಂತ ಕೆಲಸಗಳನ್ನ ಅವರು ಕಡಿಮೆ ಮಾಡ್ಕೋಬೇಕು. ಮತ್ತೆ ಸ್ವಲ್ಪ ಸಹೋದ್ಯೋಗಿಗಳು ಅವ್ರ ಜೊತೆ ಕೆಲಸ ಮಾಡೋರು ಕಡ ಅವ್ರಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡಬೇಕು. ಮತ್ತೆ ಅವರು ಕೂಡ ಆಯ್ತು ನಿಮ್ಗೆ ಈ ತರ ತೊಂದರೆ ಇದೆ, ನಿಮ್ ಮನೆಯಲ್ಲಿ ಈ ತರ ಇದೆ, ಅಪ್ಪು ನೋಡ್ಕೋಬೇಕಾಗತ್ತೆ, ಆಯ್ತು ಏನೋ ಒಂದ್ ಕೆಲಸ ಇದೆ ಅದನ್ನ ನಾವು ಇದ್ ಮಾಡ್ಕೋತೀವಿ, ನೀನು ಇದನ್ನ ಮಾಡು ಅಂತ ಹೇಳಿ ಅವ್ರಿಗೆ ಸ್ವಲ್ಪ ಬೆಂಬಲ ಕೊಡಬೇಕು, ಪ್ರೋತ್ಸಾಹ ಕೊಡಬೇಕು, ಮತ್ತು ಅವ್ರ ಆತ್ಮವಿಶ್ವಾಸನ ಇದು ಮಾಡಬೇಕು. ಮತ್ತು ಅವ್ರಿಗೆ ಟೈಮಿಗೆ ಕರೆಕ್ಟಾಗಿ ಊಟಕ್ಕೆ ನೀರಿನ ಕುಡಿಯೋವಂಥದ್ದು, ಅಥವಾ ಈಗ ಅವ್ರು ಕೆಲಸ ಮಾಡ್ತಿರ್ತಾರೆ ಏನು ಅವ್ರಿಗೆ ನಾರ್ಮಲ್ ಊಟ ಮಾಡೋಕ್ಕಾಗಲಿಲ್ಲ ಅಂದ್ರೆ ಹಣ್ಣುಗಳು ಅಥವಾ ಏನು ತರಕಾರಿಗಳು ಅಂಥದ್ದನ್ನ ಏನಾದರೂ ಒಂದು ಬಾಕ್ಸಲ್ಲಿ ಇಟ್ಕೊಂಡು ಅಲ್ಲೇ ಟೈಮಿಗೆ ಸ್ವಲ್ಪ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ತಿನ್ನಬೇಕು. ಅದಕ್ಕೆಲ್ಲ ಅಲ್ಲಿ ಯಾರಿರ್ತಾರೆ ಮೇಲಧಿಕಾರಿಗಳು, ಅವ್ರು ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡಿಕೊಡ್ಬೇಕು, ಅಂದರೆ ಅವ್ರಿಗೆ ಪರ್ಮಿಷನ್ ಕೊಡಬೇಕು, ಆಯಿತು ನಿಮ್ಗೆ ಈ ಥರ ಇದೆ ನೀವು ಇದು ಮಾಡಿ ಅಂತ ಹೇಳಿ. ಅದನ್ನ ಬಿಟ್ಟು ನಿನಗೆ ಈಗ ತುಂಬ ಕಡೆ ನಾವು ಕೇಳ್ತೀವಿ ಈ ಮಾತುಗಳು, ನಿಮಗೆ ಮಗು ಮಾಡ್ಕೊಳ್ಳೋದಿತ್ತು, ಮಕ್ಕಳು ನೋಡ್ಕೊಳ್ಳೋ, ಕೆಲಸಕ್ಕೆ ಯಾಕೆ ಬರ್ತೀರಾ, ನಿಮ್ಮಮ್ಮ ನೀವು ಮನೆಯಲ್ಲೇ ಇದ್ಬಿಡಿ, ಆ ಥರ ಎಲ್ಲ ಟೀಕೆ ಮಾತುಗಳನ್ನ ಆಡಬಾರ್ದು. ಈಗ ಮಕ್ಕಳು ಮಾಡ್ಕೋತಾರೆ ಅಂದ ತಕ್ಷಣ ಅವ್ರು ಕೆಲಸ ಮಾಡಬಾರ್ದು ಅಂತ ಇಲ್ಲ. ಸೊ ಎರಡಕ್ಕೂ ಕೂಡ ಅವ್ರಿಗೆ ಅಂದ್ರೆ ಅವ್ರು ಎರಡನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಸಪೋರ್ಟ್ ಮಾಡಿದರೆ ಆಗುತ್ತೆ, ಆಗಲ್ಲ ಅಂತ ಆಗದಿರೋ ಅಂತ ಕೆಲಸ ಅಲ್ಲ, ಬಟ್ ಸಪೋರ್ಟ್ ಬೇಕು. ಸಪೋರ್ಟ್ ಯಾರು ಮಾಡ್ತಿಲ್ಲ ಅಂತಂದಾಗ ಅವಾಗ ಅವ್ರಿಗೆ ಎರಡೂ ಕಡೆನೂ ಆಗಲ್ಲ, ಈ ಕಡೆ ಮಗುನೂ ಅವ್ರು ನೋಡ್ಕೊಳಕ್ಕಾಗಲ್ಲ, ಈ ಕಡೆ ಕರೆಕ್ಟ್ ಆಗಿ ಕೆಲಸನೂ ಮಾಡಕ್ಕಾಗಲ್ಲ. ಅದೇ ಎಲ್ಲರೂ ಸ್ವಲ್ಪ ಅವ್ರಿಗೆ ಸಹಾಯ ಮಾಡ್ತಾ ಬಂದ್ರೆ ಅವ್ರ ಕೆಲಸದಲ್ಲಿ ಅವ್ರ ಮಾಡುವಂತ ಕೆಲಸದಲ್ಲೂ ಕೂಡ ಒಳ್ಳೆ ಇದು ಬರುತ್ತೆ, ಔಟ್ಪುಟ್ ಸಿಗುತ್ತೆ, ಮಗು ನೋಡ್ಕೊಳ್ಳೋದಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ.
0: ಈಗ

0: ಅಂದ್ರೆ ಹೆರಿಗೆ ರಜೆಯ ನಂತರ ಕೆಲಸಕ್ಕೆ ಮರಳತಕ್ಕಂತ ತಾಯಂದ್ರು ಮಗುವಿಗೆ ತಾಯಿ ಹಾಲನ್ನ ನೀಡೋದನ್ನ ಹೇಗೆ ಸಮತೋಲನಗೊಳಿಸಬಹುದು ಮೇಡಮ್?
1: ಇದ್ರಲ್ಲಿ ಹೇಗೆ ಅಂದ್ರೆ ಇದ್ರಲ್ಲಿ ಎರಡೂ ಆಗುತ್ತೆ. ಒಂದು ಕುಟುಂಬದವರು ಸಹ ಹೆಲ್ಪ್ ಮಾಡ್ಬೇಕು, ಮತ್ತೆ ಅವ್ರು ಎಲ್ಲಿ ಕೆಲಸ ಮಾಡ್ತಾರೆ ಅವರು ಸಹ ಹೆಲ್ಪ್ ಮಾಡ್ಬೇಕು. ಸೊ ಕುಟುಂಬದಲ್ಲಿ ಏನ್ ಮಾಡ್ಬೇಕು, ತಾಯಿ ಕೆಲಸಕ್ಕೆ ಹೋಗ್ಬೇಕಾದ್ರೆ ಮಗುನ ನೋಡ್ಕೊಳ್ಳೋದಕ್ಕೆ ಅವರು ರೆಡಿ ಇರ್ಬೇಕು. ಮಗುನ ನೋಡ್ಕೊಳ್ಳೋದಾಗ್ಲಿ, ಅಥವಾ ತಾಯಿ ಇವಾಗ ಹಾಲು ತೆಗೆದು ಇಟ್ಟು ಹೋಗಿದ್ದಾರೆ ಅಂತ ಹೇಳಿದ್ರೆ ಮಗುಗೆ ಕರೆಕ್ಟ್ ಆಗಿ ಸಮಯಕ್ಕೆ ಸರಿಯಾಗಿ ಮಗುಗೆ ಹಾಲು ಕುಡಿಸುವಂಥದ್ದು, ಮತ್ತೆ ತಾಯಿಗೆ ಧೈರ್ಯ ಹೇಳುವಂಥದ್ದು, ಇಲ್ಲ ನಿನ್ ಕೆಲಸಕ್ಕೆ ಹೋಗು, ಮಗುಗೆ ಏನಾದ್ರೂ ತೊಂದರೆ ಇತ್ತಂದ್ರೆ ನಾವು ನೋಡ್ಕೋತೀವಿ, ನಾವು ಅದಕ್ಕೇನಾದ್ರೂ ಹಂಗೇನಾದ್ರೂ ಅಂದ್ರೆ ತಕ್ಷಣಕ್ಕೆ ವೈದ್ಯರ ಹತ್ರ ಕರ್ಕೊಂಡು ಹೋಗಿ ಅದನ್ನೆಲ್ಲ ನಾವು ಮಾಡ್ಕೋತೀವಿ. ನೀನ್ ಇಲ್ಲಿದನ್ನ ಯೋಚನೆ ಬಿಡು, ನಾವು ಇಲ್ಲಿದೆಲ್ಲ ನಾವು ನೋಡ್ಕೋತೀವಿ, ನೀನ್ ಕೆಲಸದ ಮೇಲೆ ಆರಾಮಾಗಿ ಇದನ್ ಮಾಡು. ಅವಾಗ ಅದೇ ನಾನು ಹಾಗೆ ಹೇಳ್ದಂಗೆ ಬಾಧ್ಯತೆನ ಡಿವೈಡ್ ಮಾಡ್ಕೋಬೇಕಾಗತ್ತೆ. ಸೊ ಅವರ ಮಗುವಿನ ತಂದೆ ಆಗ್ಲಿ ಅಥವಾ ಅಜ್ಜ ಅಜ್ಜಿ ಯಾರು ಇರ್ತಾರೆ ಮನೆಯಲ್ಲಿ, ಅಥವಾ ಅಕ್ಕ ತಮ್ಮ ಯಾರು ಇರ್ತಾರೆ, ಎಲ್ಲರೂ ತಾಯಿಗೆ ಸ್ವಲ್ಪ ಅವ್ರ ರೆಸ್ಪಾನ್ಸಿಬಿಲಿಟಿನ ಕಡಿಮೆ ಮಾಡಬೇಕು. ನೀನು ಕೆಲಸದ ಮೇಲೆ ಆಸಕ್ತಿ ಕೊಡು, ನಾವು ಇಲ್ಲಿ ಮಗುನ ನೋಡ್ಕೋತೀವಿ, ಮಗುಗೆ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಅದನ್ನೆಲ್ಲ ನಾವು ವೈದ್ಯರ ಹತ್ರ ಕರ್ಕೊಂಡೋಗಿ ಇದು ಮಾಡ್ತೀವಿ. ನೀನು ಆರಾಮಾಗಿ ಊಟ ಮಾಡು, ಅವರಿಗೆ ಪೌಷ್ಟಿಕವಾದ ಆಹಾರನ ಕೊಡಬೇಕು, ಮತ್ತು ಅವರಿಗೆ ಸ್ವಲ್ಪ ವಿಶ್ರಾಂತಿ, ಕರೆಕ್ಟಾಗಿ ನಿದ್ದೆ ಮಾಡೋದಕ್ಕೆ ಸಹಾಯ ಮಾಡಬೇಕು. ಈಗ ಕೆಲಸ ಮಾಡೋರಿಗೆ ಮನೆಯಿಂದ ಕೆಲಸಕ್ಕೆ ಹೋಗಿರ್ತಾರೆ, ಮನೆಯಿಂದ ಮತ್ತೆ ಬರ್ತಾರೆ ಮನೆಗೆ, ಮನೆಗೆ ಬಂದಾಗ ಅವ್ರಿಗೆ ಅಲ್ಲಿ ಕೆಲಸದ ಒತ್ತಡ ಇರುತ್ತೆ, ಅದರಿಂದ ಸ್ವಲ್ಪ ವಿಶ್ರಾಂತಿ ಮಾಡಬೇಕು. ತಕ್ಷಣ ಮನೆಗೆ ಬಂದ ತಕ್ಷಣ ಮಗುನ ಅವ್ರ ಕೈಲಿ ಕೊಟ್ಬಿಡೋದಲ್ಲ, ನಾವಿಷ್ಟು ತನಕ ನೋಡ್ಕೊಂಡಿದ್ದೀವಿ ಇವಾಗ ನೀನು ನೋಡ್ಕೊ ಅಂತ ಒಂದು ಸ್ವಲ್ಪ ಅವ್ರಿಗೂ ಆರಾಮ ಮಾಡ್ಕೊಳ್ಳೋದಕ್ಕೆ ಒಂದು ಒನ್ ಅವರ್ ಅಥವಾ 2 ಅವರ್ ಸಮಯ ಕೊಟ್ಟು ಆಮೇಲೆ ಮಗುನ ಅವ್ರ ಕೈಗೆ ಇದು ಮಾಡುವಂಥದ್ದು. ಮತ್ತು ನೈಟ್ ಟೈಮ್ ಕೂಡ ಈಗ ಯಾರಿಗೆ ಸ್ವಲ್ಪ ಬೆಳಗ್ಗೆ ಡ್ಯೂಟಿ ಎಲ್ಲಿ ರಿಲ್ಯಾಕ್ಸೇಷನ್ ಮಾಡ್ಕೊಳ್ಳಿಕ್ಕೆ, ಕೆಲವೊಮ್ಮೆ ಮಗುವಿನ ತಂದೆಗೆ ರಿಲ್ಯಾಕ್ಸೇಷನ್ ಮಾಡ್ಕೊಳ್ಳೋಕ್ಕೆ ಅಂದರೆ ಡ್ಯೂಟಿನ ರಿಲ್ಯಾಕ್ಸೇಷನ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಅವ್ರಿಗೆ ಸಾಧ್ಯತೆ ಇರುತ್ತೆ. ಸೊ ಅವ್ರು ಅವಾಗ ಆ ಜವಾಬ್ದಾರಿನ ತೊಗೋಬೇಕು, ತಾಯಿಗೆ ಆಗೋದಿಲ್ಲ ಅಂತ ಹೇಳಿದಾಗ. ಮತ್ತು ಬೇರೆ ಯಾರು ಇರ್ತಾರೆ ಮನೆಯಲ್ಲಿ ಅವ್ರುಗಳು ನೈಟ್ ಟೈಮ್ ಸ್ವಲ್ಪ ಮಗುನ ನೋಡ್ಕೊಳ್ಳೋಂಥದ್ದು, ತಾಯಿಗೆ ಸ್ವಲ್ಪ ವಿಶ್ರಾಂತಿ ಮಾಡೋಕ್ಕೆ ಸಮಯ ಮಾಡಿಕೊಡ್ಬೇಕಾಗತ್ತೆ. ಇನ್ನು ಕೆಲಸಕ್ಕೆ ಬಂದಾಗ ಕೆಲಸದಲ್ಲೂ ಅಷ್ಟೇ, ಆಗಲೇ ಇಲ್ದಂಗೆ ಅವ್ರಿಗೆ ಒಂದು ಪ್ರೈವೇಟ್ ಪ್ಲೇಸ್ ಕೊಡಬೇಕು, ಅದು ಅದೇ ಸುರಕ್ಷಿತವಾಗಿ ಸ್ವಚ್ಛತೆ ಇರೋವಂಥದ್ದು. ಮತ್ತು ಈಗ ಕೆಲವೊಮ್ಮೆ ಏನಾಗಿರುತ್ತೆ, ಹಾಲನ್ನು ತುಂಬ ಕಾಲ ಹೊರಗಡೆ ಇರೋದಕ್ಕೆ ಆಗಲ್ಲ, ಸೊ ಸ್ವಲ್ಪ ರೆಫ್ರಿಜರೇಟ್ ಏನಾದರೂ ಮಾಡ್ತೀವಿ ಅದಕ್ಕೂ ಕೂಡ ಸ್ವಲ್ಪ ಅವಕಾಶ ಕೊಡಬೇಕು. ಮತ್ತು ಉದ್ಯೋಗಗಳು ಸಹೋದ್ಯೋಗಿಗಳೆಲ್ಲ ಸ್ವಲ್ಪ ಅವ್ರಿಗೆ ಬೆಂಬಲ ಕೊಡಬೇಕು, ಅಂದರೆ ಆಯಿತು ನಿಮ್ಮ ಕೆಲಸದ ಒತ್ತಡ ಸ್ವಲ್ಪ ನಾವು ತೊಗೊಳ್ತೀವಿ, ನೀವು ಮಗುನ ಇದು ಮಾಡಿ ಅಂದರೆ ಮಗು ಒಂದು ಮಟ್ಟಕ್ಕೆ ಬರೋ ತನಕ ನಾವು ಇದು ಮಾಡ್ಕೋತೀವಿ. ಮತ್ತೆ ಮೇಲಧಿಕಾರಿಗಳು ಅಷ್ಟೇ, ಅವರಿಗೆ ಸ್ವಲ್ಪ ವಿಶ್ರಾಂತಿ ಸಮಯ ಅಥವಾ ರಜೆಗಳೆಲ್ಲ ಏನಿರುತ್ತೆ ಅದನ್ನ ಸ್ವಲ್ಪ ಅವ್ರಿಗೆ ಕರೆಕ್ಟ್ ಸಮಯಕ್ಕೆ ಕೂಡ ತಕ್ಕಂಥದ್ದು, ಅಥವಾ ನಾನು ನಿಮ್ಗೆ ಸಂಬಳ ಕೊಡಲ್ಲ ಸರಿ ನೀನು ರಜೆ ತಗೋ, ಆ ಥರ ಎಲ್ಲ ಅವ್ರಿಗೆ ಆತಂಕ ಪಡಿಸುವಂಥ ವಿಷಯಗಳನ್ನ ಇದು ಮಾಡದೇ ಇರೋವಂಥದ್ದು ಅಂಥದ್ದೆಲ್ಲ ಮಾಡಬೇಕಾಗತ್ತೆ. ಮತ್ತೆ ಕೆಲವು ಕಡೆ ಗೌರ್ಮೆಂಟ್ ಕಡೆಯಿಂದನೂ ಇದೆ, ಅಂದ್ರೆ ಪಾಪುಗೆ ಕೂಡ ವ್ಯವಸ್ಥೆ ಮಾಡಿಕೊಡ್ಬೇಕು, ಅಂದ್ರೆ ಮಗು ನೋಡ್ಕೊಳ್ಳೋದಕ್ಕೂ ಕೂಡ ಸಂಸ್ಥೆಗಳಲ್ಲಿ ವ್ಯವಸ್ಥೆ ಇರಬೇಕು ಅಂತ, ಡೇ ಕೇರ್ ಅಂತ ಹೇಳ್ತೀವಿ. ಅಂದ್ರೆ ಈಗ ಆರು ತಿಂಗಳಿಂದ 6 ವರ್ಷದ ಮಕ್ಕಳುಗಳಿಗೆ ಏನಾದ್ರೂ ತಾಯಂದಿರು ಕರ್ಕೊಂಡು ಬರ್ತೀವಿ ನೋಡ್ಕೋತೀವಿ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಕೆಲವು ಸಂಸ್ಥೆಗಳಲ್ಲಿ ವ್ಯವಸ್ಥೆ ಮಾಡಿ ಕೊಡ್ಬೇಕು ಅಂತ ಕೂಡ ಇದೆ. ಸೊ ಅದು ಸಾಧ್ಯವಾದ್ರೆ ಸಂಸ್ಥೆಗಳಿಂದ ಅದನ್ನು ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಾಗ್ಬೋದು. ಸೊ ಇಂಥದ್ದೆಲ್ಲ ಮಾಡೋದ್ರಿಂದ ಅವರು ಎರಡೂ ಕಡೆ ಬ್ಯಾಲೆನ್ಸ್ ಮಾಡೋಕ್ಕೆ ಸಾಧ್ಯವಾಗುತ್ತೆ.
0: ಇದ್ರ ಜೊತೆಗೆ ಮೇಡಮ್, ಈಗ ಸ್ತನ್ಯಪಾನ ಮಾಡುವಂತಹ ಉದ್ಯೋಗದಲ್ಲಿರ್ತಕ್ಕಂಥವ್ರು, ಸ್ತನ್ಯಪಾನ ಮಾಡುವಂಥವ್ರಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ತಕ್ಕಂಥ ಒಂದು ಮಾನಸಿಕ ಆತಂಕ ಅಥವಾ ದಣಿವು, ಇವುಗಳು ಉಂಟಾಗೋದಕ್ಕೆ ಪ್ರಮುಖ ಕಾರಣಗಳೇನು? ಜೊತೆಗೆ ಈ ಥರ ಒಂದು ಮಾನಸಿಕ ಒತ್ತಡ ಇವುಗಳು ಮಗುವಿನ ಒಂದು ಬೆಳವಣಿಗೆ ಮೇಲೆ ಯಾವ ರೀತಿ ಒಂದು ಪರಿಣಾಮವನ್ನು ಬೀರುತ್ತೆ ಮೇಡಮ್?
1: ಅಂದರೆ ಈಗಾಗಲೇ ಹೇಳ್ದಂಗೆ ಯಾಕೆಲ್ಲ ಮಾನಸಿಕ ಒತ್ತಡ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಈಗ ಎರಡೂ ಕಡೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋಂಥದ್ದು ಅಷ್ಟು ಈಸಿ ವಿಷಯ ಇರೋದಿಲ್ಲ. ಯಾಕಂದರೆ ಮಗುನ ನೋಡ್ಕೊಳ್ಳೋಂಥದ್ದು ಕೂಡ ಅಂಥ ಸುಲಭವಾದ ಕೆಲಸ ಏನಲ್ಲ. ಈಗ ಮಗುನ ನೋಡ್ಕೋಬೇಕು, ಮಗು ಹತ್ತಾಗೋದಕ್ಕೆ ಹಾಲು ಕುಡಿಸ್ಬೇಕು, ಮತ್ತು ಮಗುಗೆ ಏನಾದರೂ ಸಮಸ್ಯೆ ಆಗ್ತಿದೆ ಅಂದರೆ ಅದನ್ನು ವೈದ್ಯರ ಬಳಿ ಹೋಗಿ ಕರ್ಕೊಂಡೋಗಿ ತೋರಿಸ್ಬೇಕು, ಮತ್ತು ಅವ್ರು ಕೊಟ್ಟಿದ್ದ ಸಲಹೆಗಳನ್ನ ಪಾಲಿಸ್ಬೇಕು, ತಾಯಿ ಅವರ ಆರೋಗ್ಯ ಕೂಡ ನೋಡ್ಕೋಬೇಕು, ಅದ್ರ ಜೊತೆಯಲ್ಲಿ ಅವ್ರು ಕೆಲಸ ಮಾಡಬೇಕು, ಕೆಲಸಕ್ಕೆ ಬರಬೇಕು, ಕೆಲಸದ ಅಲ್ಲಿ ಏನಿರುತ್ತೋ ಮೀಟಿಂಗ್ಗಳಿರ್ಬೋದು, ಅವ್ರ ವರ್ಕ್ ಇರ್ಬೋದು, ಅವ್ರದ್ದೇನೋ ಪ್ರಾಜೆಕ್ಟ್ಗಳಿರುತ್ತೆ ಅದನ್ನೆಲ್ಲ ಮಾಡಬೇಕು, ಅದ್ರ ಜೊತೆಗೆ ಮತ್ತೆ ಮನೆಗೆ ಹೋಗ್ಬೇಕು, ಮತ್ತೆ ಮನೆ ಕೆಲಸ, ಮಗು ನೋಡ್ಕೊಳ್ಳೋದು, ಇದೆಲ್ಲ ಅವ್ರ ಮೇಲೆ ಹೆಂಗಾಗುತ್ತೆ ಅಂದರೆ ಈಗ ಆಲ್ರೆಡಿ ಇರುವಂಥ ಅವ್ರ ಮನಸ್ಸಲ್ಲಿ ಆಲ್ರೆಡಿ ಅವ್ರಿಗೆ ಖಿನ್ನತೆ ಇರುತ್ತೆ, ಸಣ್ಣದಾಗಿ ಭಯ ಇರುತ್ತೆ, ಒಂದು ಅಪರಾಧ ಭಾವನೆ ಇರುತ್ತೆ, ಅಯ್ಯೋ ನಾನೇನೋ ತಪ್ಪು ಮಾಡ್ತಿದ್ದೀನೇನೋ, ನಾನು ಕೆಲಸಕ್ಕೆ ಬರಬಾರ್ದಿತ್ತು ಅನ್ಸುತ್ತೆ, ನಾನು ಮನೆಯಲ್ಲೇ ಇರಬೇಕಿತ್ತು, ಮಗು ನೋಡ್ಕೋಬೇಕಿತ್ತು ಅಂತ ಒಂದು ಇರುತ್ತೆ. ಸೊ ಇದು ಅದೆಲ್ಲ ಈಗ ಇದೆಲ್ಲ ನಾನು ಅವಾಗ ಈ ಥರ ಕೊಡಬೇಕು ವ್ಯವಸ್ಥೆ ಕೊಡಲಿಲ್ಲ ಅಂದಾಗ ಏನಾಗುತ್ತೆ, ಮನೆಯಲ್ಲಿ ಈಗ ಪತಿ ಆಗಲಿ ಅಥವಾ ಅಜ್ಜ ಅಜ್ಜಿ ಅಥವಾ ತಾಯಿದನೇ ತಂದೆ ತಾಯಿ ಆಗ್ಲಿ ಅವ್ರಗಳು ಯಾರು ಅವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ ಅಂತ ಹೇಳಿದಾಗ ಇವೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಮನೇಲಿ ಯಾರು ಮಗು ನೋಡ್ಕೊಳತಿಲ್ಲ ಅಂದಾಗ ಅವ್ರ ಕೆಲ್ಸಕ್ಕೆ ಬಂದಾಗ ಅವ್ರ ತಲೆ ಅಲ್ಲೇ ಇರುತ್ತೆ, ಅಯ್ಯೋ ಮಗುಗೇನಾಗ್ಬಿಡುತ್ತೋ ಏನ್ ಮಾಡೋದು ಅನ್ನೋದು ಒಂದು ಭಯ ಮನ್ಸಲ್ಲಿ ಅವ್ರಿಗೆ ಕಾಡ್ತಾನೆ ಇರುತ್ತೆ. ಆ ಭಯದಿಂದ

0: ಕಾಲದಲ್ಲೇ ಅವ್ರಿಗೆ ಮನಸ್ಸಿನಲ್ಲಿ ಅಪರಾಧ ಭಾವನೆ ಸ್ಟಾರ್ಟ್ ಆಗಿ ಗಿಲ್ಟ್ ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ, ಅಯ್ಯೋ ನಾನು ತಪ್ಪು ಮಾಡ್ತಿದ್ದೀನಿ, ನಾನು ಕೆಲ್ಸಕ್ಕೆ ಬರಬಾರ್ದು. ಸೊ ಇದರಿಂದ ಅವ್ರಿಗೆ ಏನಾಗುತ್ತೆ, ಅಯ್ಯೋ ನಾನು ಏನೂ ಮಾಡ್ತಿಲ್ಲ ಅಲ್ಲ, ಈ ಕಡೆ ಕೆಲಸನೂ ಕರೆಕ್ಟಾಗಿ ಮಾಡ್ತಿಲ್ಲ, ಕೊನೆಗೆ ನನ್ನ ಮಗುನೂ ಕರೆಕ್ಟಾಗಿ ನೋಡ್ಕೊತಿಲ್ಲ, ಇದು ಲಾಸ್ಟಿಗೆ ಏನಾಗಿದೆ ಖಿನ್ನತೆ ಆಗಿ ಸ್ಟಾರ್ಟ್ ಆಗುತ್ತೆ, ಡಿಪ್ರೆಷನ್ ಸ್ಟಾರ್ಟ್ ಆಗುತ್ತೆ, ಜೊತೆಲಿ ಆಂಗ್ಸೈಟಿನೂ ಸ್ಟಾರ್ಟ್ ಆಗುತ್ತೆ, ತುಂಬ ಆತಂಕಗಳು ಅಂತ ಇವೆಲ್ಲ ಕೊನೆಗೆ ತಾಯಿನ ಹೆಂಗೆ ಕನ್ವರ್ಟ್ ಮಾಡೋಕೆ ಸ್ಟಾರ್ಟ್ ಆಗುತ್ತೆ. ಅವ್ರ ದಿನನಿತ್ಯ ಚಟುವಟಿಕೆಗಳೇನೆ ಕಡಿಮೆ ಆಗ್ತಾ ಬರುತ್ತೆ, ಅವರು ಐಸೋಲೇಟ್ ಅಂತಂದ್ರೆ ಒಬ್ಬರೇ ಇರಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಓ ನನ್ನ ಬಿಡು, ನನ್ನ ಕೈಲಿ ಏನೂ ಆಗ್ತಿಲ್ಲ, ನಾನು ಯಾರ ಜೊತೆನೂ ಮಾತಾಡೋದು ಬೇಡ, ಏನೂ ಮಾಡೋದು ಬೇಡ, ನಾನು ಒಬ್ಬಳೇ ಇದ್ಬಿಡ್ತೀನಿ. ಆವಾಗ ಮಗುವಿನಲ್ಲಿ ಕೂಡ ಸಂಬಂಧ ಏನು ಇರಬೇಕಿತ್ತು ಅದು ಚೆನ್ನಾಗಿ ಇರೋದಿಲ್ಲ. ಸೊ ಇದು ಮಗುವಿನ ಮಾನಸಿಕ ಸ್ಥಿತಿ ಮೇಲೆ ಕೂಡ ಪ್ರಭಾವ ಬೀರುತ್ತೆ. ಸೊ ತಾಯಿ ಮಾನಸಿಕ ಸ್ಥಿತಿ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಮಗುವಿನ ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ. ಸೊ ತಾಯಿ ಮಾನಸಿಕ ಸ್ಥಿತಿ ಹಾಗೆ ಸರಿ ಹೋಗೋಕ್ಕೆ ಆಗಲ್ಲ. ಈಗ ಕುಟುಂಬದಲ್ಲಿ ಎಲ್ಲ ಚೆನ್ನಾಗಿ ಎಲ್ಲ ಹೆಲ್ಪ್ ಮಾಡ್ತಿದ್ದಾರೆ, ಎಲ್ಲ ಇದು ಮಾಡ್ತಿದ್ದಾರೆ ಪಾಪು ನೋಡ್ಕೊಳ್ಳೋದಕ್ಕೆ, ಅಥವಾ ತಾಯಿ ಆರೋಗ್ಯ ಅದ ಕಡೆ ಎಲ್ಲ ಗಮನ ಕೊಡ್ತಿದ್ದಾರೆ ಅಂತ ಅಂದಾಗ ಅವರು ಚೆನ್ನಾಗಿರೋಕ್ಕೆ ಸಾಧ್ಯ. ಜೊತೆಯಲ್ಲಿ ಕೆಲಸದಲ್ಲಿನೂ ಕೂಡ ಅನ್ನೆಸೆಸರಿ ಸುಮ್ಮನೆ ಅವ್ರ ಮೇಲೆ ಜಾಸ್ತಿ, ಈಗ ಅವ್ರು ಇಷ್ಟು ದಿನ ಲೀವ್ ತಗೊಂಡಿದ್ದಾರೆ, ಬಂದರು ಅಂತೇಳಿ ಸುಮ್ಮನೆ ಅವ್ರ ತಲೆ ಮೇಲೆ ಎಲ್ಲ ಕೆಲಸ ಹಾಕುವಂಥದ್ದು ಆ ಥರ ಎಲ್ಲ ಮಾಡಬಾರ್ದು. ಮತ್ತು ಸುಮ್ಮನೆ ಟೀಕೆ ಟೀಕೆ ಮಾಡಿ ಮಾತಾಡುವಂಥದ್ದು ಅಂಥದ್ದನ್ನೆಲ್ಲ ಆದಷ್ಟು ಕಡಿಮೆ ಮಾಡಬೇಕು. ಸೊ ನಾವೇನೀಗ ಈ ಥರ ರೇಡಿಯೋ ಪ್ರೋಗ್ರಾಮ್ಗಳು ಮಾಡ್ತಿದ್ದೀವಿ, ಅಥವಾ ಟಿ ವಿಯಲ್ಲಿ ಏನು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಅಥವಾ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಜಾಲತಾಣಗಳಲ್ಲೆಲ್ಲ ಏನೆಲ್ಲ ಹಾಕ್ತಾರೆ, ಅವೆಲ್ಲ ಸುಮ್ಮನೆ ಆಗ್ತಿರೋವಂಥದ್ದೆಲ್ಲ, ಜನರಲ್ಲಿ ಜಾಗೃತಿ ಮೂಡಿಸಿ ಹಳೆಯದೆಲ್ಲ ಏನೆಲ್ಲ ಮಾಡ್ತಿದ್ರು ಅದನ್ನೆಲ್ಲ ನಿಲ್ಲಿಸಿ ತಾಯಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡಿ. ಸೊ ಅವರಲ್ಲಿನೂ ಆತ್ಮವಿಶ್ವಾಸ ಜಾಸ್ತಿ ಮಾಡಿ, ಅವರಲ್ಲಿ ಧೈರ್ಯ ಜಾಸ್ತಿ ಮಾಡಿ, ಅವ್ರಿಗೆ ಮಗುನ ಮತ್ತೆ ಕೆಲಸನ ನೋಡ್ಕೊಳ್ಳೋಂಥದ್ದು ಕೆಲಸ ಮಾಡೋಂಥದ್ದು ಎರಡಕ್ಕೂ ಕೂಡ ಅವರಲ್ಲಿ ಮಾಡುವಂಥ ಶಕ್ತಿ ಇದೆ ಅಂತ ಹೇಳಿ ಅವ್ರನ್ನ ಹುರಿದುಂಬಿಸ್ಬೇಕು. ಸೊ ಅದು ಇಂಪಾರ್ಟೆಂಟ್.
1: ಇದ್ರ ಜೊತೆಗೆ ಮೇಡಮ್, ಈಗ ಉದ್ಯೋಗಕ್ಕೆ ಹೋಗ್ತಕ್ಕಂಥ ತಾಯಿಂದರು ಈಗ ತಾಯಿಯ ಹಾಲನ್ನು ಹಿಂಡಿ ಸಂಗ್ರಹಿಸ್ತಕ್ಕಂಥ ಒಂದು ಸರಿಯಾದ ವಿಧಾನಗಳು ಯಾವುವು, ಈ ಕೆಲಸಕ್ಕೆ ಹೋಗುವಂತಹ ತಾಯಿಂದರಿಗೆ ಇದು ಎಷ್ಟು ಸಹಾಯಕ ಆಗಬಹುದು ಮೇಡಮ್?
0: ಅಂದರೆ ಈಗ ವಿಧಾನಗಳು ಅಂತ ಹೇಳಿದರೆ, ಈಗ ತಾಯಿಯಿಂದ ಈಗ ನಾವೇ ಒಂದು ಊಟ ಮಾಡ್ತೀವಿ ಅಂತ ಹೇಳಿದರೆ ಅದರಲ್ಲಿ ಎಷ್ಟು ಸ್ವಚ್ಛತೆ ಇರಬೇಕಲ್ವಾ. ಈಗ ನಾವು ಅದನ್ನು ಕ್ಲೀನ್ ಮಾಡಿ ಮತ್ತೆ ಅದನ್ನು ನೀರಲ್ಲಿ ಕುದಿಸಿ ಮತ್ತೆ ಅದನ್ನು ತಿಂತೀವಿ. ಈಗ ನಾವು ಮಗುವಿಗೆ ಹಾಲು ಕೊಡಿಸ್ತಿದ್ದೀವಿ ಅಂತ ಹೇಳಿದರೆ, ಈಗ ತಾಯಿ ಅದನ್ನು ಸಂಗ್ರಹಣೆ ಮಾಡಿ ಕೊಡಬೇಕಂದ್ರೆ ಅಷ್ಟು ಸ್ವಚ್ಛತೆ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದಕ್ಕೆ ನಾನು ಅವಾಗ ಹೇಳಿದ್ದು, ಅವರಿಗೆ ಸ್ವಚ್ಛತೆ ಮತ್ತು ಸುರಕ್ಷಿತವಾದ ಜಾಗವನ್ನು ಕೊಡಬೇಕಾಗತ್ತೆ. ಯಾಕಂದರೆ ಪ್ರೈವಸಿ ಕೂಡ ಇಂಪಾರ್ಟೆಂಟ್. ಈಗ ಅವ್ರಿಗೆ ಈಗ ಸುತ್ತಮುತ್ತ ಎಲ್ಲ ಜನಗಳಿರ್ತಾರೆ, ಯಾವುದೋ ಒಂದು ಕಡೆ ಕುತ್ಕೊ ನೀನು ಅಲ್ಲಿ ಕುತ್ಕೊಂಡು ತೆಗೆ ಕೊಟ್ಬಿಡು ಅಂತ ಹೇಳೋಕ್ಕೆ ಬರಲ್ಲ. ಯಾಕಂದರೆ ಅವ್ರಿಗೂ ಮನಸ್ಸಿನಲ್ಲಿ ಭಯ ಅನ್ನೋದಿರುತ್ತಲ್ವಾ, ಮತ್ತು ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್ ಇರುತ್ತೆ, ಅಯ್ಯೋ ನಾನು ಇಲ್ಲಿ ಹಿಂಗೆ ಕೊಡ್ಲಪ್ಪ ಏನು ಮಾಡಲಿ ಅಂತ ಹೇಳಿ. ಸೊ ಹಂಗಾಗಿ ಅವ್ರಿಗೆ ಒಂದು ಸೇಫ್ಟಿ ಪ್ಲೇಸ್ ಅಂದರೆ ಸುರಕ್ಷಿತ ಜಾಗ ಕೊಡಬೇಕು. ಮತ್ತು ನೆಕ್ಸ್ಟ್ ಏನಂತಂದರೆ ಕ್ಲೀನ್ಲಿನೆಸ್ ಅಂದರೆ ಸ್ವಚ್ಛತೆ ಇರಬೇಕು. ಅವರು ಅದು ಒಂದು ಕಂಟೈನರ್ ಅಂತ ಹೇಳ್ತೀವಿ, ಆದಷ್ಟು ಸ್ಟೀಲ್ ಕಂಟೈನರ್ ಬಳಸಿದ್ರೆ ಒಳ್ಳೆಯದು ಪ್ಲಾಸ್ಟಿಕ್ಗಿಂತ. ಸೊ ಸ್ಟೀಲಿಂದು ಅದು ಚೆನ್ನಾಗಿ ಸ್ವಚ್ಛವಾಗಿರುವಂಥದ್ದು. ಮತ್ತು ಅವ್ರ ಕೈನ ತೊಳಿಬೇಕು ಫಸ್ಟು, ಕೈಯೆಲ್ಲ ನೀಟಾಗಿ ಸೋಪ್ ಹಾಕಿ ನೀಟಾಗಿ ತೊಳೆದು, ಮತ್ತು ಸ್ತನಗಳನ್ನೂ ಕೂಡ ಈಗ ಕೆಲಸ ಮಾಡ್ತಿರ್ತಾರೆ ಬೇವಿರ್ತಾರೆ ತುಂಬ ಫುಲ್ಲು, ಸೊ ಸ್ತನಗಳನ್ನು ಕೂಡ ಕ್ಲೀನ್ ಮಾಡಿ ಮತ್ತೆ ಅದನ್ನ ಇಲ್ಲ ಅವರು ಕೈಯಿಂದ ತೆಗಿಬಹುದು, ಇಲ್ಲ ಬ್ರೆಸ್ಟ್ ಪಂಪ್ಸ್ ಅಂತ ಸಿಗುತ್ತೆ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಸಿಗುತ್ತೆ, ಬ್ರೆಸ್ಟ್ ಪಂಪ್ನ ಹಾಕಿ ಅದನ್ನ ತೆಗೆದು ಸ್ಟೀಲ್ ಕಂಟೈನರ್ ಒಳಗಡೆ ಹಾಕಿ ಅದನ್ನ ಹಾಗೆ ಇಡ್ಬೋದು ಒಂದು 4-5 ಗಂಟೆ ಆದ್ರೆ. ಅದಕ್ಕಿಂತ ಜಾಸ್ತಿ ಆಗ್ತಿದೆ ಅಂದ್ರೆ ಅದನ್ನ ರೆಫ್ರಿಜಿರೇಟರ್ ಮಾಡ್ಬೇಕಾಗುತ್ತೆ, ಅಂದ್ರೆ ಫ್ರಿಡ್ಜ್ ಅಲ್ಲಿ ಇಡ್ಬೇಕಾಗ್ಬೋದು. ಸೊ ಇವೆಲ್ಲ ಅವ್ರಿಗೆ, ಸೊ ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಆ ಭಯ ಆತಂಕ, ಸೊ ಅವ್ರಿಗೂ ಅವಾಗ ಧೈರ್ಯ ಬರುತ್ತೆ. ಸೊ ನಾನೀಗ ಮನೇಲಿ ಇಲ್ಲ ಅಂತ ಹೇಳಿದ್ರು ಪಾಪುಗೆ ಟೈಮ್ಗೆ ಸರಿಯಾಗಿ ನನ್ನ ಹಾಲೇ ಹೋಗುತ್ತೆ, ಮಗುಗೆ ಏನು ಹೊರಗಡೆಯಿಂದ ಹಾಲು ಕೊಡೋಂಥ ಪರಿಸ್ಥಿತಿ ಬರಲ್ಲ. ಸೊ ಆ ಭಯ ಅನ್ನೋದು ಕಡಿಮೆ ಆಗುತ್ತೆ. ಮತ್ತು ಇದ್ರ ಜೊತೆಗೆ ಇದನ್ನು ಅಲ್ಲಿ ಕುಡ್ಸೋ ಅಂಥವ್ರಿಗೇನೆ ಕೂಡ ಹೇಳ್ಕೊಡ್ಬೇಕು, ಇದನ್ನು ಹೇಗೆ ಪಾಪುಗೆ ಕುಡಿಸ್ಬೇಕು, ಮತ್ತು ಇದನ್ನು ಹೇಗೆ ಸ್ವಚ್ಛವಾಗಿ ಅದನ್ನು ಇಟ್ಕೋಬೇಕು, ಅದು ಅಲ್ಲಿ ಮನೆಯಲ್ಲಿರೋರ್ಗು ಕೂಡ ಗೊತ್ತಿರಬೇಕು, ಇದು ಮನೆ ಅವ್ರಿಗೂ ಗೊತ್ತಿರಬೇಕು, ಮತ್ತು ಇಲ್ಲಿ ಅವ್ರ ಜೊತೆ ಯಾರು ಕೆಲಸ ಮಾಡ್ತಾರೆ ಅವ್ರಿಗೂ ಕೂಡ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳಿಸ್ಕೊಟ್ರೆ ಅದು ಕೂಡ ಒಳ್ಳೆಯದು. ಇದೆಲ್ಲ ಮಾಡೋದ್ರಿಂದ ತಾಯಿಗೆ ಸ್ವಲ್ಪ ಒಂದು ಚೆನ್ನಾಗಿ ಶಾಂತಿಕರ ವಾತಾವರಣ ಇರುತ್ತೆ. ಸೊ ಅವಾಗ ಅವ್ರು ಕೆಲಸ ಮಾಡೋದಕ್ಕೂ ಕೂಡ ಏನು ತೊಂದರೆ ಆಗೋದಿಲ್ಲ.
1: ಮೇಡಮ್, ಈಗ ತಾವು ಮೊದಲು ಮಾತನಾಡ್ತಾ ಕೂಡ ಹೇಳಿದ್ರೆ ಅಂದರೆ ಹೆರಿಗೆಯ ನಂತರ ಸಾಮಾನ್ಯವಾಗಿ ತಾಯಿಂದರಲ್ಲಿ ಕೆಲವು ಖಿನ್ನತೆ ಡಿಪ್ರೆಷನ್ಗಳು ಕಾಣಿಸ್ಕೊಳ್ಳೋ ಸಾಧ್ಯತೆ ಕೂಡ ಇರುತ್ತೆ ಅಂತ ಹೇಳಿ, ಈ ಥರದ ಸಮಸ್ಯೆಗಳು ಅಥವಾ ಈ ಥರ ಲಕ್ಷಣಗಳು ಕಂಡಾಗ ಯಾವಾಗ ವೈದ್ಯರನ್ನ ಸಂಪರ್ಕ ಮಾಡಬೇಕಾಗುತ್ತೆ ಮೇಡಮ್?
0: ಸೊ ಈ ತಕ್ಷಣ ಸಮಸ್ಯೆ ಕಾಣಿಸಿದ ತಕ್ಷಣ ಅದನ್ನು ಪೋಸ್ಟ್ಪಾರ್ಟಮ್ ಡಿಪ್ರೆಷನ್ ಅಂತ ಹೇಳ್ತೀವಿ. ಅದು ಪೋಸ್ಟ್ಪಾರ್ಟಮ್ ಡಿಪ್ರೆಷನ್ ಅಂತ ನಾವು ಎಲ್ಲ ತಾಯಂದಿರಿಗೂ ಹೇಳಲ್ಲ, ಯಾಕಂದರೆ ಎಲ್ಲ ಮೊದಲನೇ ತಾಯಂದಿರಾಗಲಿ ಅಥವಾ ಎರಡನೇ ತಾಯಂದಿರು ಯಾವೇ ತಾಯಂದಿರಾದರೂ ಹುಟ್ಟಿದ ತಕ್ಷಣ ಅವರಿಗೆ ಸ್ವಲ್ಪ ಪ್ರಮಾಣಕ್ಕೆ ಭಯ ಆತಂಕ ಅನ್ನೋದು ಇದ್ದೇ ಇರುತ್ತೆ. ಅಯ್ಯೋ ಈ ಪಾಪು ಹುಟ್ಟಿದೆ, ಪಾಪುಗೆ ಏನು ಮಾಡಬೇಕಪ್ಪ, ಹಾಲು ಬರುತ್ತಾ ನನಗೆ ಚೆನ್ನಾಗಿ, ಮೊದಲನೇ ಪ್ರೆಗ್ನೆನ್ಸಿಯಲ್ಲಿ ಚೆನ್ನಾಗಿ ಬಂದಿತ್ತು, ಎರಡನೇ ಪ್ರೆಗ್ನೆನ್ಸಿಯಲ್ಲಿ ಬರುತ್ತಾ ಇಲ್ವಾ, ಆ ಥರದೆಲ್ಲ ಸಣ್ಣ ಪುಟ್ಟ ಭಯಗಳಿರುತ್ತೆ. ಯಾವಾಗ ಈ ಭಯ ಆತಂಕಕ್ಕೆ ಬದಲಾವಣೆ ಆಗಿ ಯಾವಾಗ ಅವ್ರನ್ನ ದಿನನಿತ್ಯದ ಕೆಲಸಗಳನ್ನ ಮಾಡೋದಕ್ಕೆ ಅದು ತೊಂದರೆ ಉಂಟು

0: ಅಥವಾ ಅವ್ರಿಗೆ ಅಂದ್ರೆ ಈಗ ಸ್ವಯಂ ಅವರು ಏನೋ ಮನಸ್ಸಿನಲ್ಲಿ ನನಗೆ ನಾನೇನೋ ಮಾಡ್ಕೋಬೇಕು ಅನ್ನೋ ಭಾವನೆಗಳು ಯಾವಾಗ ಬರಕ್ಕೆ ಸ್ಟಾರ್ಟ್ ಆಗುತ್ತೋ ಅದನ್ನ ನಾವು ಡೇಂಜರ್ ಸೈನ್ಸ್ ಅಂತ ಹೇಳ್ತೀವಿ. ಆ ಸಮಸ್ಯೆಗಳು ಕಾಣಿಸ್ಕೊಂಡಾಗ ಅದನ್ನ ನಾವು ಪೋಸ್ಟ್ಪಾರ್ಟಮ್ ಡಿಪ್ರೆಷನ್ ಅಂತ ಹೇಳುವಂಥದ್ದು. ಹಂಗಂತ ಭಯ ಇರೋ ಎಲ್ಲ ತಾಯಂದಿರ್ಗೂ ನಾವು ಪೋಸ್ಟ್ಪಾರ್ಟಮ್ ಡಿಪ್ರೆಷನ್ ಅಂತ ಹೇಳಲ್ಲ. ಇವಾಗ ಅದಂದ್ರೆ ಆ ಥರ ಸಮಸ್ಯೆಗಳನ್ನ ಕಂಡಿಡಿಯೋದು ಹೇಗೆ ಅಂತ ಹೇಳಿದ್ರೆ, ಈಗ ಅವ್ರ ಮುಂಚೆಯಿಂದ ಕೆಲವು ಚಟುವಟಿಕೆಗಳನ್ನ ಯಾವಾಗೂ ಚೆನ್ನಾಗಿ ಮಾಡ್ತಿರ್ತಾರೆ, ಈಗ ಸಡನ್ ಆಗಿ ಆ ಕೆಲಸ ಮಾಡೋದ್ರಲ್ಲಿ ಅವ್ರಿಗೆ ಆಸಕ್ತಿ ಕಡಿಮೆ ಆಗಿಬಿಡುತ್ತೆ, ಇಲ್ಲ ಅವ್ರು ಆ ಕೆಲಸದ ಕಡೆ ಗಮನನೇ ಕೊಡೋದಿಲ್ಲ, ಅಥವಾ ಟೈಮಿಗೆ ಕರೆಕ್ಟಾಗಿ ಊಟ ಮಾಡಲ್ಲ, ನನಗೆ ಹೊಟ್ಟೆ ಹಸಿವಾಗ್ತಿಲ್ಲ, ನಂಗೆ ಊಟ ಬೇಡ ಅಂತ ಹೇಳ್ತಾರೆ, ಇಲ್ಲ ತೀವ್ರವಾಗಿ ನಿದ್ದೆ ಮಾಡುವಂಥದ್ದು ಯಾವಾಗ ನೋಡಿದ್ರು ನಿದ್ದೆ ಮಾಡ್ತಿರ್ತಾರೆ, ಮಗುನ ನೋಡ್ಕೊಳ್ಳಲ್ಲ, ಮಗುಗೆ ಒಂದು ಹಾಲು ಕುಡಿಸ್ಬೇಕು ಅಂತ ಅವ್ರ ಮನಸ್ಸಲ್ಲಿ ಇರಲ್ಲ, ಅಥವಾ ತುಂಬ ನಿದ್ದೆ ಕಡಿಮೆ ಮಾಡುವಂಥದ್ರೆ ಯಾವಾಗೂ ಗಾಬರಿ ಆತಂಕ, ನನ್ನ ಮಗುಗೆ ಯಾರೋ ಏನೋ ಮಾಡಿಬಿಡ್ತಾರೆ, ನನಗೆ ಯಾರೋ ಏನೋ ಮಾಡಿಬಿಡ್ತಾರೆ, ನನ್ನ ಮಗುನ ಯಾರೋ ನನ್ನಿಂದ ದೂರ ಪಡಿಸ್ಬಿಡ್ತಾರೆ ಅಥವಾ ತೊಗೊಂಡು ಹೋಗ್ಬಿಡ್ತಾರೆ ಅಥವಾ ನನ್ನ ಮಗುನ ಯಾರೋ ನನ್ನ ಸಾಯಿಸ್ಬಿಡ್ತಾರೆ, ಆ ಥರ ಎಲ್ಲ ಇಲ್ದೇ ಇರೋ ಅಂಥ ಥಾಟ್ಸ್ಗಳು ಭಯ ಅಂದರೆ ಸಣ್ಣ ಅದು ಆ್ಯಕ್ಚುಲಿ ಏನು ಇರೋದಿಲ್ಲ, ಇಲ್ದಿರೋ ತಾನಾಗೆ ಮನಸ್ಸಿನಲ್ಲಿ ಅವ್ರು ಉತ್ಪತ್ತಿ ಮಾಡಿ ಗಾಬರಿ ಪಟ್ಕೊತಾರೆ, ಅಥವಾ ಸಣ್ಣ ಪುಟ್ಟ ವಿಷಯಗಳಿಗೂ ತುಂಬ ಮನಸ್ತಾಪ ಮಾಡ್ಕೊಳ್ಳೋಂಥದ್ದು, ಕಿರಿಕಿರಿ ಮಾಡ್ಕೊಳ್ಳೋಂಥದ್ದು, ಮನೆಯವರಿಂದ ತುಂಬ ದೂರ ಹೋಗ್ಬಿಡೋದು, ನೀವ್ಯಾರೋ ನನ್ನನ್ನು ಮಾತಾಡಿಸ್ಬೇಡಿ, ನನ್ನನ್ನು ಇದು ಮಾಡಿಬಿಡಿ ಅಂತ ರೂಮಲ್ಲಿ ಹೋಗಿ ಒಂದೇ ಕಡೆ ಬಾಗಿಲಾಕಿ ಸುಮ್ಮನೆ ಕೂತ್ಕೊಳ್ಳೋಂಥದ್ದು, ಇವೆಲ್ಲ ಸಮಸ್ಯೆಗಳು ಯಾವಾಗ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೋ ಅದನ್ನೆಲ್ಲ ನಿರ್ಲಕ್ಷ್ಯ ಮಾಡಬಾರ್ದು. ಏನೋ ಅಯ್ಯೋ ಬಿಡು ಇವರು ಏನೋ ಆಗಿದೆ ಏನೂ ಇಲ್ಲ ಅಂತೇಳಿ ನಿರ್ಲಕ್ಷ್ಯ ಮಾಡಿ ಬಿಟ್ಟಾಗ ಏನಾಗುತ್ತೆ, ಅದು ಲಾಸ್ಟ್ಗೆ ಈಗ ಅವ್ರಿಗೆ ಅವರು ಏನೋ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಅಥವಾ ಮಗುಗೆ ಏನೋ ಮಾಡೋ ಅಂಥ ಪರಿಸ್ಥಿತಿ ಕೂಡ ಬರೋ ಸಾಧ್ಯತೆಗಳಿರುತ್ತೆ. ಸೊ ಈ ಥರ ಸಮಸ್ಯೆಗಳು ಬರ್ತಿದೆ ಅಂತ ಅಂದಾಗ ತಕ್ಷಣಕ್ಕೆ ವೈದ್ಯರಿಗೆ ಕರ್ಕೊಂಬಂದು ತೋರಿಸ್ಬೇಕಾಗತ್ತೆ. ಆಗ ವೈದ್ಯರು ಅದನ್ನ ಪರೀಕ್ಷೆ ಮಾಡಿ ಅದು ಸಾಮಾನ್ಯವಾಗಿ ಕಂಡು ಬರೋಂಥದ್ದ ಅಥವಾ ಅವರು ಆಲ್ರೆಡಿ ಅದು ಖಿನ್ನತೆ ಸ್ಥಿತಿಗೆ ಹೋಗಿದ್ದಾರಾ, ಮೆಡಿಸಿನ್ಸ್ ಬೇಕಾಗುತ್ತಾ ಅಥವಾ ಬರೀ ಕೌನ್ಸಿಲಿಂಗಲ್ಲೇ ಹೆಲ್ಪ್ ಆಗುತ್ತಾ ಏನು ಅಂತ ಹೇಳಿ ಅವರಿಗೆ ಸಹಾಯ ಮಾಡ್ತಾರೆ. ಈಗ ಎಷ್ಟೊಂದು ಕಡೆ ಸಹಾಯ ಕೇಂದ್ರಗಳು ಕೂಡ ಇದೆ, ಸೊ ತುಂಬ ಈ ಥರ ಮಾನಸಿಕ ತೊಂದರೆಗಳು ಕಂಡು ಬರ್ತಿರೋದ್ರಿಂದ ಅದಕ್ಕೆಲ್ಲ ಸಹಾಯ ಕೇಂದ್ರಗಳಿದೆ. ಸೊ ಅಲ್ಲಿಗೆ ತಕ್ಷಣಕ್ಕೆ ಹೋಗಿ ಅವರು ಯಾರು ಪಕ್ಕಪಕ್ಕದಲ್ಲಿ ಯಾರಿದ್ದಾರೆ ಅವರು ವೈದ್ಯರ ಹತ್ರ ಬರೋಕ್ಕೆ ಕಷ್ಟ ಆಗುತ್ತೆ ಅಂದ್ರೆ ಮನೆ ಪಕ್ಕ ಅಥವಾ ಈ ಥರ ಯಾರು ಅವ್ರಿಗೆ ಸಹಾಯ ಮಾಡೋದು ಗೊತ್ತಿರುತ್ತೆ ಅವ್ರಿಗೆ, ಇಂಥವ್ರ ಹತ್ರ ಹೋದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ಫಸ್ಟ್ ಸ್ಟೆಪ್ ಇನ್ ಯಾವುದೇ ನಾವು ಈ ಥರ ಪ್ರಾಬ್ಲಮ್ಸ್ ಅಲ್ಲೂ ಫಸ್ಟ್ ಸ್ಟೆಪ್ ಇಸ್ ಆಸ್ಕಿಂಗ್ ಫಾರ್ ಹೆಲ್ಪ್ ಅಂತ ಹೇಳ್ತೀವಿ. ಸೊ ಅದು ತುಂಬ ಇಂಪಾರ್ಟೆಂಟು, ಸಹಾಯ ಕೇಳೋ ಅಂಥದ್ದು. ಅವ್ರು ಸಹಾಯ ಕೇಳ್ತಿದ್ದಾರೆ ಅಂದರೆ ಅವ್ರ ಮನಸ್ಸಲ್ಲಿ ಆಲ್ರೆಡಿ ಅವ್ರಿಗೆ ಗೊತ್ತಾಗಿದೆ ನನಗೆ ಸಮಸ್ಯೆ ಇದೆ, ನಂಗೆ ಇದರಿಂದ ಆಚೆ ಬರಬೇಕು ಅಂತ ಅವ್ರ ಮನಸ್ಸಲ್ಲಿ ಇದೆ ಅಂತ ಹೇಳಿದ್ರೆ ದಟ್ ಇಸ್ ಎ ವೆರಿ ಗುಡ್ ಸೈನ್ ಫಾರ್ ರಿಕವರಿ ಅಂತ ಹೇಳ್ತೀನಿ.
1: ಮೇಡಮ್, ತುಂಬ ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಮೇಡಮ್. ಈಗ ಉದ್ಯೋಗದಲ್ಲಿರ್ತಕ್ಕಂಥ ಒಂದು ಸ್ಥಾಯಿಂದರಿಗೆ ಸ್ತನ್ಯಪಾನ ಮಾಡಬೇಕಾದ್ರೆ ಏನೇನು ಸವಾಲುಗಳು ಬರುತ್ತೆ, ಜೊತೆಗೆ ಮಾನಸಿಕ ಆರೋಗ್ಯದ ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಮೇಡಮ್. ಮೇಡಮ್, ಕೊನೆಯದಾಗಿ ಉದ್ಯೋಗದಲ್ಲಿ ಇರುವ ಅಥವಾ ಸ್ತನ್ಯಪಾನ ಮಾಡುವಂತಹ ತಾಯಂದಿರಿಗೆ ಹಾಗೂ ಅವರ ಕುಟುಂಬಗಳಿಗೆ ಪ್ರಮುಖವಾಗಿ ತಾವು ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ತಮ್ಮ ಸಲಹೆಗಳು ಅಥವಾ ಸಂದೇಶ ಏನು ಮೇಡಮ್ ಕೊನೆಯದಾಗಿ?
0: ಕೊನೆಯ ಸಂದೇಶ ಅಂತ ಹೇಳಿದ್ರೆ, ತಾಯಿಗೆ ಆದಷ್ಟು ಅವ್ರದ್ದು ಆತ್ಮವಿಶ್ವಾಸನ ಜಾಸ್ತಿ ಮಾಡಿ, ಅದನ್ನ ಕುಗ್ಗಿಸ್ಬೇಡಿ. ನೀನು ಕರೆಕ್ಟಾಗಿ ಪಾಪುಗೆ ಹಾಲು ಕುಡಿಸ್ತಿಲ್ಲ, ನೀನು ಕರೆಕ್ಟಾಗಿ ಪಾಪು ನೋಡ್ಕೊಂತಿಲ್ಲ, ಇಂದ ಪಾಪು ಹಳ್ತಿದೆ, ನೀನು ಯಾವಾಗೂ ಹಳಿಸ್ತೀಯ ಪಾಪುನ, ಆ ಥರ ಎಲ್ಲ ಹೇಳೋದಲ್ಲ. ತಾ ಮಗು ಹುಟ್ಟಿದ ತಕ್ಷಣ ಹಳುತ್ತೆ, ಯಾಕಂದ್ರೆ ಮಗುಗೆ ಏನೇ ಆದರೂ ಅದು ಹೊರಗಡೆ ಹಾಕೋದು ಹಳೋದ್ರ ಮೂಲಕನೆ. ಸೊ ಅದಕ್ಕೆ ತಾಯಿಗೂ ಏನೂ ಸಂಬಂಧ ಇರೋಲ್ಲ. ಸೊ ಆತರ ಟೀಕೆ ಮಾಡಿ ಮಾತಾಡೋದ್ ಬದಲು ಅವ್ರ ಜೊತೆ ತಾಳ್ಮೆಯಿಂದ ವರ್ತಿಸಿ, ಅವ್ರಿಗೆ ಆತಂಕ ಪಡಿಸ್ಬೇಡಿ, ಭಯ ಪಡಿಸ್ಬೇಡಿ. ಅವ್ರಿಗೆ ಎಷ್ಟು ಆಗುತ್ತೋ ನಿಮ್ಮ ಕಡೆಯಿಂದ ಪ್ರೋತ್ಸಾಹ ಕೊಡಿ, ಪ್ರೋತ್ಸಾಹ ಕೊಟ್ಟು ಅವ್ರಿಗೆ ಅಂದರೆ ಶಾಂತಿಯುತ ವಾತಾವರಣ ಕಲ್ಪಿಸ್ಕೊಡಿ. ಸೊ ಇದೆಲ್ಲ ನೀವು ಮಾಡೋದ್ರಿಂದ ಅವರಲ್ಲಿನೂ ಒಂದು ಧೈರ್ಯ ಇರುತ್ತೆ, ಆತ್ಮವಿಶ್ವಾಸ ಇರುತ್ತೆ, ಅದರಿಂದ ಅವರನ್ನ ಸಹ ಚೆನ್ನಾಗಿ ನೋಡ್ಕೊಳ್ತಾರೆ, ಅವರ ಆರೋಗ್ಯ ಸಹ ಚೆನ್ನಾಗಿರುತ್ತೆ. ಸೊ ಅವರು ಉದ್ಯೋಗಕ್ಕೆ ಹೋದರೆ ಅವ್ರ ಕೆಲಸ ಮಾಡುವಂಥದ್ದು ಕೆಲಸದಲ್ಲಿನೂ ಕೂಡ ಅವ್ರಿಗೆ ಕ್ರಿಯಾಶೀಲತೆ ಇರುತ್ತೆ, ಮತ್ತು ಮಗುನ ನೋಡ್ಕೊಳ್ಳೋದ್ರಲ್ಲಿನೂ ಕೂಡ ಚೆನ್ನಾಗಿ ಇದು ಮಾಡ್ತಾರೆ. ಸೊ ಅವಾಗ ತಾಯಿ ಮಗುನ ಬಾಂಧ್ಯತೆ ಕೂಡ ಚೆನ್ನಾಗಿರುತ್ತೆ. ಬಂಧನ ಚೆನ್ನಾಗಿದ್ದಾಗ ಮಗುವಿನ ಮಾನಸಿಕ ಸ್ಥಿತಿ, ದೈಹಿಕ ಸ್ಥಿತಿ ಅದೂ ಕೂಡ ಚೆನ್ನಾಗಿರುತ್ತೆ. ಸೊ ಎಲ್ಲನೂ ಒಂದು ಚೆನ್ನಾಗಿದೆ ಅಂತ ಅಂದಾಗ ಕುಟುಂಬದಲ್ಲಿನೂ ಕೂಡ ಸಂತೋಷ ಇರುತ್ತೆ. ಸೊ ಅದು ಸಮಾಜದ ಮೇಲೂ ಕೂಡ ಪ್ರಭಾವ ಬೀರುತ್ತೆ.
1: ತುಂಬ ಧನ್ಯವಾದಗಳು ಮೇಡಮ್, ತುಂಬ ಉಪಯುಕ್ತದ ಮಾಹಿತಿಗಳು ಮತ್ತು ಸಲಹೆಗಳನ್ನು ತಾವು ತಿಳಿಸ್ಕೊಟ್ರಿ. ಉದ್ಯೋಗದಲ್ಲಿರ್ತಕ್ಕಂಥ ತಾಯಂದಿರು ಹೇಗೆ ಸ್ತನ್ಯಪಾನಗಳನ್ನು ಮಾಡಿಸ್ಬೇಕು, ಜೊತೆಗೆ ಅವರ ಒಂದು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕುಟುಂಬದವರು ಅವರಿಗೆ ಯಾವ ರೀತಿ ಒಂದು ಸಹಕಾರವನ್ನು ನೀಡಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ಟಿದ್ದಾರೆ ಮೇಡಮ್. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬರುದಿದ ಧನ್ಯವಾದಗಳನ್ನು ತಿಳಿಸ್ತದೆ ಮೇಡಮ್.
0: ಧನ್ಯವಾದಗಳು.
1: ಪ್ರಿಯ ಕೇಳುಗರೆ, ಇದುವರೆಗೂ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಉದ್ಯೋಗದಲ್ಲಿರುವ ತಾಯಂದಿರು ಸ್ತನ್ಯಪಾನದ ಸವಾಲುಗಳು ಹಾಗೂ ಮಾನಸಿಕ ಆರೋಗ್ಯವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ನಿಸರ್ಗರ್ ಅವರು. ಇದು ಇವತ್ತಿನ ಕಾರ್ಯಕ್ರಮ, ಮತ್ತೆ ಮುಂದಿನ ವಾರ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾರೆ ಜನಧ್ವನಿ. ನಮಸ್ಕಾರ.
2: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
3: ಮಾನವನ ಜೀವನಕ್ಕೆ ಆರೋಗ್ಯ

0: ಭಾಗ್ಯ.
1: ಮಾನಸಿಕ,
0: ದೈಹಿಕ,
1: ಸಾಮಾಜಿಕ ಸುಸ್ಥಿತಿ,
0: ಮಹಿಳೆಯರು,
1: ಮಕ್ಕಳು,
0: ಹಿರಿಯರು,
1: ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ.
0: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20 ಮರುಪ್ರಸಾರ, ಶುಕ್ರವಾರ ಸಂಜೆ 6:50.
1: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ
2: ಆರೋಗ್ಯ ತಂಗಳ ಕಾರ್ಯಕ್ರಮದಲ್ಲಿ ಉದ್ಯೋಗದಲ್ಲಿರುವ ತಾಯಿಯ ಸ್ತನ್ಯಪಾನ ಮಾಡಲು ಇರುವ ಸವಾಲುಗಳು ಹಾಗೂ ಮಾನಸಿಕ ಒತ್ತಡವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ನಿಸರ್ಗ ಟೀರವರು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ VRLC ಕೆಂಚನಳ್ಳಿ ಕೇಂದ್ರದಲ್ಲಿ ಮೊಬೈಲ್ ರಿಪೇರಿ ತರಬೇತಿ ಪಡೆದು ಸ್ವ ಉದ್ಯೋಗ ಮಾಡುತ್ತಿರುವ ಅನುಭವ ಕುರಿತು ಮೈಸೂರಿನ ವಾಜಮಂಗಲ ಗ್ರಾಮದ ಶ್ರೀ ಮದನ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮೈಸೂರು ತಾಲೂಕಿನ ವಾಜಮಂಗ್ಲ ಗ್ರಾಮದ ಶ್ರೀಯುತ ಮದನ್ರವರು. ಇವರು ಕಳೆದ ಕೆಲವು ತಿಂಗಳ ಹಿಂದೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆಯಾದ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಕೆಂಚನಹಳ್ಳಿಯಲ್ಲಿ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡೆದಿದ್ದಾರೆ. ಇವರು ITI ಶಿಕ್ಷಣವನ್ನು ಪಡೆದಿದ್ದು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಯಾವುದಾದ್ರು ಕೌಶಲ್ಯ ಆಧಾರಿತ ತರಬೇತಿಯನ್ನು ಪಡೆದು ಒಂದು ಸ್ವಉದ್ಯೋಗವನ್ನು ಮಾಡೋ ನಿಟ್ಟಿನಲ್ಲಿ ಈ ನಮ್ಮ ಕೇಂದ್ರಕ್ಕೆ ಬಂದು ಈ ಒಂದು ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡೆದು ಈ ವಿಷಯದಲ್ಲಿ ತಮ್ಮ ಒಂದು ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವ ಮುಖಾಂತರ ಈ ಕ್ಷೇತ್ರದಲ್ಲಿ ಒಂದು ಸ್ವಉದ್ಯೋಗವನ್ನು ಮಾಡೋ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ. ಅವರ ಈ ಒಟ್ಟಾರೆ ತರಬೇತಿಯ ಅನುಭವ ಹಾಗೂ ಈ ಒಂದು ಚಿಕ್ಕ ವಯಸ್ಸಿನಲ್ಲಿ ಈ ತರಬೇತಿಯನ್ನು ಪಡ್ಕೊಂಡಿರುವಂಥದ್ದು ಒಂದು ಸ್ವಉದ್ಯೋಗ ಮಾಡೋ ನಿಟ್ಟಿನಲ್ಲಿ ಆಗಿರ್ಬೋದು, ತಮ್ಮ ಒಂದು ಭವಿಷ್ಯವನ್ನು ಕಟ್ಕೊಳ್ಳೋ ನಿಟ್ಟಿನಲ್ಲಿ ಎಷ್ಟೆಲ್ಲ ಸಹಕಾರಿಯಾಗಿದೆ ಅನ್ನೋದು ಕುರಿತು ತಮ್ಮ ಯಶೋಗಾಥೆಯ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಳ್ಳಿದ್ದಾರೆ. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮದನವರೇ, ತಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತ, ನಮಸ್ಕಾರ. ಮೊದಲಿಗೆ ತಮ್ಮ ಒಂದು ಕಿರು ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡಿ.
1: ಸರ್, ನನ್ನ ಹೆಸರು ಮದನ್ ಎಚ್ಡಿ ಅಂತ. ನಾವು ಮೈಸೂರು ಜಿಲ್ಲೆ ವರ್ಣ ಹೋಬಳಿ ವಾಜಮಂಗ್ಲ ಅಂದ್ರೆ ಇಲ್ಲೇ ITI ಮಾಡ್ತಿದ್ದೆ ನಾನು, ಎಜುಕೇಶನ್ ಮಾಡ್ತಿದ್ದೆ ITI. ನಾನು ITI ಮಾಡ್ತಾ ಇದ್ದಾಗ ಇನ್ಕಂಪ್ಲೀಟ್ ಆಗೋಯ್ತು. ಇನ್ಕಂಪ್ಲೀಟ್ ಆದಾಗ ನಾನು ಮನೇಲೆ ಇದ್ದೆ. ಮನೇಲೆ ಇದ್ದಾಗ ನಮ್ಮ ಫ್ರೆಂಡು ಇದೇ ತರ ನನ್ಗೆ ಈ ತರ ಕೋರ್ಸ್ ಐತೆ, ಇದ್ರ ಕಡೆ ಹೋಗದ ಬಾ, ಒಂದ್ಸರಿ ವಿಸಿಟ್ ಮಾಡದ ಅಂತಂದಿದ್ರು ಸರ್. ಹಂಗಾಗಿ ನಾನು ಇದೆಲ್ಲ ಇರಲ್ಲ, ನೀನು ಸುಮ್ನೆ ಹೇಳ್ತಾ ಇದ್ದೀನಿ ಅಂತ ನಾನು ಅನ್ಕೊಂಡಿದ್ದೆ. ಆಮೇಲೆ ಎಲ್ಲ ಫೋಟೋ ಎಲ್ಲ ಕಳಿಸ್ತಾರೆ ನಿಮ್ದು ಸಂಸ್ಥೆ, ಇದು ಅದೆಲ್ಲ ನೋಡಿದ್ನಲ್ಲ, ನನ್ಗೆ ಒಂದು ಕಾನ್ಫಿಡೆಂಟ್ ಬಂತು. ಓ, ಇಲ್ಲೆಲ್ಲ ಈ ತರ ಟ್ರೈನಿಂಗ್ ಆಯ್ತಾ, ಉಚಿತ ತರಬೇತಿ. ಉಚಿತ ಅಂದ್ರೆ ಎಲ್ಲರ ತಲೆಯಲ್ಲಿ ಬರೋದೇನಂದ್ರೆ ಕಾಮನ್ ಆಗಿ ಕೇರ್ಲೆಸ್ ಏನೇ ಆದ್ರೂ ಅಷ್ಟು ಇದಿರಲ್ಲ,

0: ಅನ್ನೋ ರೀತಿ ತರಾನೇ ಎಲ್ಲ ರೀತಿನೇ ಇರುತ್ತೆ. ಹಂಗೆ ನಾನು ಅನ್ಕೊಂಡು ಮಾಡಿದೆ, ವಿಸಿಟ್ ಮಾಡಿದೆ ನಿಮ್ಮ ಇದಕ್ಕೆ ಸಂಸ್ಥೆ ವಿಸಿಟ್ ಮಾಡಿದೆ. ವಿಸಿಟ್ ಮಾಡಿದಾಗ ನನ್ಗೂ ಅನ್ನಿಸ್ತು ಏನಿಲ್ಲ ಕೇರ್ಲೆಸ್ ಆ ತರ ಇರಲ್ಲ, ಮಾಮೂಲಿ ಎಲ್ಲಾ ತರನೇ ಸೌಲಭ್ಯ, ನಾವು ಅಮೌಂಟ್ ಕೊಟ್ಟಿದ್ರು ಈ ತರ ಸೌಲಭ್ಯ ಇಲ್ಲ ಅನ್ನೋ ರೀತಿ ತರ ಅನ್ನಿಸ್ತು ನನ್ಗೆ, ಹೋಯ್ತಾ ಹೋಯ್ತಾ ಆ ತರ ಅನ್ನಿಸ್ತು. ಆಮೇಲೆ ಅದು ಒಂದು ನಮ್ ಫ್ರೆಂಡ್ ಇನ್ವೈಟ್ ಮಾಡಿದ್ರಲ್ಲ ಅವರು ಏನಿಲ್ಲ ಚೆನ್ನಾಗೈತೆ ಸಂಸ್ಥೆ ಅನ್ಬಿಟ್ಟು ನಾವು ಅವರಿಬ್ರು ಅಟೆಂಡ್ ಮಾಡಿದ್ರೆ ಅಟೆಂಡ್ ಮಾಡಿ ಕ್ಲಾಸ್ ಇದ್ ಮಾಡ್ದು ತರಬೇಕನ್ನು ತಗೊಂಡು ಚೆನ್ನಾಗಿ ಅನುಕೂಲವಾಗೂ ಇದೈತೆ. ಅಲ್ಲಿ
1: ತಮ್ಮ ವಯಸ್ಸು ಎಷ್ಟು ಪ್ರಸ್ತುತ ಮದನ್ ಅವರೇ?
0: ಸರ್ ನನ್ನದು ಇವಾಗ ಬಂದು 20 ವರ್ಷ ಆಗಿದೆ.
1: ನಮ್ದು ಶಿಕ್ಷಣ ಏನಾಗಿತ್ತು? SSLC ಮತ್ತೆ PUC ಎರಡು ಮಾಡಿ ಐಟಿ ಮಾಡಿದ್ದು ಅಥವಾ SSLC ಮುಗಿಸಿ?
0: ಹೌದು SSLC ಮಾಡಿದೆ, SSLC ಮತ್ತೆ PUC ಮಾಡ್ಬಿಟ್ಟು PUC ಬೇಸಿಕ್ ಮೇಲೆ ಹೋದೆ, ಐಟಿ ಒಂದ್ ವರ್ಷ ಮಾಡಿದೆ, ಆಮೇಲೆ ಇನ್ಕಂಪ್ಲೀಟ್ ಆಗೋಯ್ತು. ಹಾಗಾಗಿ ಮನೇಲೆ ಕುಂತಿದ್ನಲ್ಲ ಅವಾಗ ಇದೇ ತರ ಆಫರ್ ಐತೆ ಈ ತರ ಸಂಸ್ಥೆಲಿ ಅಂತ ಹಂಗೆ ಫ್ರೆಂಡ್ ಕಳಿಸಿದ್ರು.
1: ತಮ್ಗೆ ಉನ್ನತ ಶಿಕ್ಷಣ ಮಾಡಬೇಕು, ಪದವಿ ಸ್ನಾತಕೋತ್ತರ ಪದವಿ ಶಿಕ್ಷಣ ಪಡ್ಕೋಬೇಕು ಅಥವಾ ತಮ್ಮ ಈ ಒಂದು ತಾಂತ್ರಿಕ ಶಿಕ್ಷಣದಲ್ಲಿ ITA ಡಿಪ್ಲೊಮಾ ಮಾಡಬೇಕು ಅಂತ ಅನಿಸ್ತಿಲ್ವಾ? ಅದರಲ್ಲೇನಾದರೂ ಮುಂದೆ ಓದಿ ಮುಂದೆ ಯಾವ್ದಾರು ಒಂದು ಉದ್ಯೋಗ ಮಾಡಬೇಕು ಅಂತ ತಮ್ಗೆ ಅನಿಸ್ತಿಲ್ವಾ? ಯಾಕೆ ಶಿಕ್ಷಣವನ್ನು ಅರ್ಧಕ್ಕೆ ನಿಲ್ಲಿಸಿದ್ರಿ?
0: ಹಾ ಸರ್ ಅದು ಒಂದು ಅಂದ್ರೆ ಓದಕ್ಕೆ ಇಂಟ್ರೆಸ್ಟ್ ಇತ್ತು, ಇನ್ ಕೇಸ್ ನಾವು ಇದೆಲ್ಲ ಮನೆ ಪ್ರಾಬ್ಲಮ್ ಇಂದನೂ ಹೋಗ್ಲಿಲ್ಲ, ಹಂಗಾಗಿ ಇನ್ಕಂಪ್ಲೀಟ್ ಆಗೋಯ್ತಲ್ಲ ಮನೇಲಿ ಇದ್ನಲ್ಲ, ಹಂಗಾಗಿ ನಮ್ ಫ್ರೆಂಡು ಈ ತರ ಆಯ್ತು ನೋಡು ಸುಮ್ನೆ ಯಾಕೆ ಮನೇಲಿ ಕುಂತಿದ್ಯಾ, ಏನಾದ್ರು ಒಂದು ಬಿಸ್ನೆಸ್ ಏನಾದ್ರು ಮಾಡ್ಬೋದಲ್ಲ ತಿಳಿದಿಳ್ಕೊಂಡ್ರೆ, ಒಂದು ನಾವು ಒಂದು ಸಂಸ್ಥೆಯಲ್ಲಿ ಟ್ರೈನಿಂಗ್ ಏನೋ ತಗೊಂಡ್ರೆ ಅಂತ ಆಪರ್ಚುನಿಟಿ ಬಂತು, ಹಂಗಾಗಿ ವಿಸಿಟ್ ಮಾಡಿದೆ ಸರ್ ನಿಮ್ಮ ಇದಕ್ಕೆ.
1: ITAನ ಅದಕ್ಕೆ ನಿಲ್ಸಿ ಎಷ್ಟು ತಿಂಗಳ ಕಾಲ ತಾವು ಮನೇಲಿ ಇದ್ರಿ? ಆ ಸಮಯದಲ್ಲಿ ಏನೇನು ಕೆಲಸ ಮಾಡ್ತಾ ಇದ್ರಿ?
0: ಹಾ ಸರ್ ನಾನು ಎಷ್ಟು ಒಂದು 6 ತಿಂಗಳಾಗಿತ್ತು ಸರ್ ITA ಬಿಟ್ಟು, ನಾನು ITA ಬಿಟ್ಟು ನಮ್ಮ ಅದೇ ಅವಾಗ್ಲೇ ನಮ್ಮನೆ ಇದ್ ಮಾಡ್ತಿದ್ರು ಕಟ್ತಿದ್ರು ಸರ್
1: ಮನೆ ಕೆಲಸ,
0: ಅಲ್ಲೇ ಮನೆ ಕೆಲಸ ಮಾಡ್ತಿದ್ರು, ಹಾಗಾಗಿ ಅಲ್ಲೇ ಮನೆಯಲ್ಲೇ ವರ್ಕ್ ಮಾಡ್ಕೊಂಡು ಸಣ್ಣ ಪುಟ್ಟ ನಮ್ಮ ಅಣ್ಣವ್ರ ಜೊತೆ ಇದ್ರೆ ಕೆಲಸ ಹೋಗಿದ್ದು ಇಲ್ಲಂದ್ರೆ ಮನೇಲೇ ಇರ್ತಿದ್ದೆ. ಹಂಗಾಗಿ ತಿಳ್ಕೊಂಡೆ ನಮ್ ಫ್ರೆಂಡ್ ಇದೇ ತರ ಹೊರಗಡೆ ಸಿಕ್ಕಿ ಪರಿಚಯ ಆಗಿ ಅವರು ಹಿಂಗ್ ಬೆಳೆಸಿದ್ರು ಸರ್.
1: ಹಾಗಾದ್ರೆ ತಾವು ಈ ರೀತಿ ITA ಶಿಕ್ಷಣವನ್ನು ಅರ್ಧಕ್ಕೆ ನಿಲ್ಲಿಸಿರ್ತೀರಾ, ಮನೆಯಲ್ಲೇ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರ್ತೀರಾ, ತದನಂತರ ತಮ್ಮ ಸ್ನೇಹಿತನ ಸಲಹೆ ಮೇರೆಗೆ ನಮ್ಮ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರಕ್ಕೆ ಬಂದು ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡ್ಕೊಂಡು ಇದರಲ್ಲೇ ಒಂದು ಸ್ವಉದ್ಯೋಗ ಮಾಡ್ಕೋಬೇಕು ಅಂತ ತಮ್ಮ ಮನೆಯವರಿಗೆ ಯಾವ ರೀತಿ ಒಪ್ಪಿಸಿದ್ರಿ? ಅವರು ತರಬೇತಿಯನ್ನ ಪಡ್ಕೊಳ್ಳಿಕ್ಕೆ ತಮ್ಮನ್ನ ಕಳಿಸ್ಕೊಳ್ಳಿಕ್ಕೆ ಯಾವ ರೀತಿ ಅನುಮತಿ ಕೊಟ್ರು?
0: ಸರ್ ಅದೊಂದು ಹಂಗೆ ನಾನು ಹಿಂಗೆ ಹೇಳ್ದೆ ಮಾಮೂಲಿ ನಮ್ ಫ್ರೆಂಡ್ ಹೇಳಿದ್ರಲ್ಲ ಅದೇ ತರ ನಾನು ಮನೇಲಿ ಹೇಳ್ದೆ ಈ ತರ ಐತೆ ತರಬೇತಿ ಹಿಂಗ್ ಹೋಗ್ಬೇಕು, ಒಂದು ತಿಂಗಳು ಕಂಟಿನ್ಯೂಸ್ ಆಗೈತೆ ಅಲ್ಲೇ ಇದ್ದೆ ಎಜುಕೇಶನ್ ಮಾಡ್ಬೇಕದು ಟ್ರೈನಿಂಗ್ ತಗೊಳ್ಬೇಕು ಅಂತ ಹೇಳಿದೆ. ಅವರು ಈ ತರ ಎಲ್ಲ ಇಲ್ಲಿ ಅಲ್ಲಿ ಗಂಟ ಹೋಗಕ್ಕಾಗತ್ತ, ನಾವು ಇಲ್ಲಿ ಇರೋದು ಆ ಸಂಸ್ಥೆ ಇರೋದೇ ಬೇರೆ ಕಡೆ ಅಲ್ಲೋಗಿ ನಾವು ಟ್ರೈನಿಂಗ್ ತಗೊಳಕಾಗತ್ತ ಅಂತ ಅವ್ರು ಬೇಡ ಬೇಡ ಅಂತಾನೆ ಅಂದ್ರು. ನಾನು ನನ್ನ ಮನ್ಸಲ್ಲಿ ಏನಿತ್ತು ಅಂದ್ರೆ ಒಂದು ಏನೋ ಒಂದು ಕ್ಯೂರಿಯಾಸಿಟಿ ಅಂದ್ರೆ ಕಲ್ತ್ಕೊಂಡ್ರೆ ನನ್ನ ಲೈಫ್ ಮುಂದೆ ಅದರಿಂದ ನಾನು ಚೇಂಜ್ ಆಗ್ಬೋದು ಅನ್ನೋ ರೀತಿ ತರ ನಾನು ಮೂವ್ ಮಾಡಿದೆ ಅವರು ಕೇಳ್ಬಿಟ್ಟು. ಅವರು ಬೇಡ ಬೇಡ ಅಂತಾನೆ ಅಂತಂದ್ರೆ ನಾನು ಸರಿ ಅದೆಲ್ಲ ಒಪ್ಪಿಸ್ಬಿಟ್ಟು ಮನೆಯಲ್ಲೆಲ್ಲ ಒಪ್ಪಿಸ್ಬಿಟ್ಟು ನಾನು ಮೂವ್ ಮಾಡ್ಕೊಂಡು ಬಂದೆ ಸಂಸ್ಥೆಗೆ. ಮೂವ್ ಮಾಡ್ಕೊಂಡು ಬಂದ್ಮೇಲೆ ಅವರು ಸರಿ ಆಯ್ತು ಹುಷಾರಾಗಿ ಮಾಡು ಏನಾದ್ರು ಒಳ್ಳೇದಾಯ್ತು ಅಂದ್ರೆ ಇನ್ ಕೇಸ್ ಮುಂದೆ ನೀನೇ ಮಾಡೆ ಓನಾಗೆ ಅಂತಾನೆ ರೀತಿ ತರ ಅವರು ನನಗೆ ಧೈರ್ಯ ಕೊಟ್ರು ಸರ್.
1: ಈಗ ತಾವು SSLC ಶಿಕ್ಷಣ ಮಾಡಿದ್ರಿ ಮತ್ತೆ PUC ಶಿಕ್ಷಣವನ್ನು ಮಾಡಿದ್ರಿ, ಈ SSLC ಮತ್ತೆ PUCಗೆ ಸಂಬಂಧಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ನಡೆದಂತ ಸಂದರ್ಭದಲ್ಲಿ ಅದಕ್ಕೂ ಕೂಡ ತಾವು ಭಾಗವಹಿಸ್ತಾ ಇದ್ರ?
0: ಇಲ್ಲ ಸರ್ ಅದಕ್ಕೇನು ಅಷ್ಟು ಫೋಕಸ್ ಇರಲಿಲ್ಲ ನನ್ಗೆ, ನನ್ಗೇನು ಫೋಕಸ್ ಇದ್ದಂದ್ರೆ ITA ಇನ್ಕಂಪ್ಲೀಟ್ ಆದ್ಮೇಲೆ ನನ್ಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಉಂಟಾಯ್ತು ಸರ್. ಆಮೇಲೆ ನನ್ಗೆ ಬಿಸ್ನೆಸ್ ಮೇಲೆ ಇಂಟ್ರೆಸ್ಟ್ ಹೋಗ್ತು, ಓನ್ ಆಗಿ ಏನ ನನ್ ಕೈ ಚಿಕ್ಕದಾಗೆ ಮಾಡ್ಕೋಗದ ಹೊರಗಡೆ ಅವ್ರವ್ರ ಕಡೆ ಹೋಗೋದ್ಕಿಂತ ನಮ್ಮದೇ ಒಂದು ಕೂಲಿ ಆದ್ರೂ ಸರಿನೇ ನಮ್ಮದೇ ಓನಾಗಿ ಮಾಡೋದು ಅನ್ನೋ ಒಂದು ಮೈಂಡ್ ಸೆಟ್ ಬಂದ್ಬಿಡುತ್ತೆ ನನಗೆ. ಅವಾಗ್ಲಿದ್ದಾಗ್ಲೇ ಇವರು ಇದೇ ತರ ನನ್ಗೆ ಇನ್ಫಾರ್ಮೇಶನ್ ಕೊಟ್ಬಿಟ್ರಲ್ಲ ಇನ್ನೂ ಒಂಥರ ಭರವಸೆ ಬಂದಂಗಾಯ್ತು. ಹೌದು ಅವಾಗ ಬೇರೆ ಕಡೆ ಆದ್ರೂ ನಾವು ಅವ್ರು ಒಂದ್ ವರ್ಷ ಗಂಟೆ ಗೇಯ್ಬೇಕು ಅವ್ರತ ಕೇಳ್ಸ್ಕೊಂಡು ಕಲ್ತಿ ಅವ್ರತ ನಾವು ಬಿಸ್ನೆಸ್ ಮಾಡೋಕ್ಕಿಂತ ಟೈಮ್ ತುಂಬಾನೇ ಲಾಂಗ್ ಆಗುತ್ತೆ. ಈ ತರ ಒಂದು ಶಾರ್ಟ್ ಟೈಮ್ ಅಲ್ಲಿ ಕಲಿಬೇಕಂದ್ರೆ ಬಿಸ್ನೆಸ್ ಇದೇ ತರ ಒಂದು ಟ್ರೈನಿಂಗ್ ಗಳು ಸಿಗ್ತ ಅಂತ ನನ್ಗೆ ಅನ್ಸುತ್ತೆ.
1: ಹಾಗಿದ್ರೆ ತಾವು ತಮ್ಮ ವಾಜಮಂಗ್ಲ ಗ್ರಾಮದಿಂದ ನಮ್ಮ HRIKOTE ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರಕ್ಕೆ ತಾವು ಬಂದಂತ ಸಂದರ್ಭದಲ್ಲಿ ಆರಂಭದ ದಿನಗಳು ಹೇಗಿತ್ತು?
0: ಸ್ಟಾರ್ಟಿಂಗ್ ಒಂಥರ ಭಯನೇ ಇತ್ತು, ಯಾಕಂದ್ರೆ ಅದು ಒಂದು ಇದ್ರಲ್ಲೇ ಇರುತ್ತಂತ ಪ್ಲೇಸ್ ಇದ್ರಲ್ಲಿ ಇದ್ದಿದ್ದು ಒಳಗಡೆ ತರ ಅರಣ್ಯ ಪ್ರದೇಶ ತರ ಇತ್ತು. ಹಂಗಾಗಿ ಒಂಥರ ಭಯನೇ ಆಗಿತ್ತು ನಮ್ಗೆ, ಇಲ್ಲಿ ಹೆಂಗಪ್ಪ ಇರೋದು ಒಬ್ರೆ ಅಂದ್ರೆ ನಾವು ಹೊರಗಡೆಯಿಂದ ಬಂದಿರೋರು ನಾವು

0: ನಮ್ ಫ್ರೆಂಡು ಹಿಂಗೆ ಇನ್ನೊಬ್ರು ಫ್ರೆಂಡ್ಶಿಪ್ ತರ ಇದ್ ಮಾಡ್ಕೊಂಡು ಹೆಂಗೆ ಇರೋದು ಅಂತ ನನ್ಗೆ ಭಯ ಇತ್ತು. ಆಮೇಲೆ ಹೋಯ್ತಾ ಹೋಯ್ತಾ ಒಂದ್ ಎರಡ್ ದಿನ ಮೂರ್ ದಿನ ಆಗ್ತಿದಂಗೆ ಒಬ್ಬೊಬ್ರಿಗೆ ನಾವು ಇಲ್ಲೇ ಅಕ್ಕಪಕ್ಕದವರು ಕೆಂಚನಹಳ್ಳಿ ಇದ್ರಿಂದನೆ ಇರೋರು ಅಂತ ಅಂದ್ಬಿಟ್ಟು ಅವರು ಒಬ್ಬೊಬ್ರು ಫ್ರೆಂಡ್ಸ್ ಆಗಿದ್ರು ಸರ್. ಆಮೇಲೆ ಟ್ರೈನ್ ಸರ್ ಆಮೇಲೆ ಹೋಯ್ತಾ ಹೋಯ್ತಾ ಅವ್ರು ನಾವು ಶಶಿಧರ್ ಸರ್ ಅಂದ್ಬಿಟ್ಟು ಅವರು ಪರಿಚಯ ಆದ್ರು, ನಮ್ಗೆ ಎಲ್ಲ ಇದ್ ಮಾಡಿದ್ರು ಸರ್, ಹೆಲ್ಪ್ ಮಾಡ್ಕೊಟ್ರು. ಹೋಯ್ತಾ ಹೋಯ್ತಾ ಇವರೆಲ್ಲ ಫ್ರೆಂಡ್ಸ್ ಮಾಮೂಲಿ ಕ್ಯಾಜುವಲ್ ಆಗಿ ಮಾತಾಡಿ ಅಂತ ರೀತಿ ತರ ಇದ್ರು ಸರ್.
1: ಈಗ ತಮಗೆ ಈ ಮೊಬೈಲ್ ರಿಪೇರಿ ಆಗಿರ್ಬೋದು ಸಂಬಂಧಪಟ್ಟಂತ ಈ ಪ್ರತಿಯೊಂದು ವಿಷಯ ಕೂಡ ತಮಗೆ ಹೊಸದು, ಹೊಸದಾಗಿ ತಾವು ಕಲಿತಾರೆ ಅಂತದ್ದು. ಆದ್ರೆ ಐಟಿಐದಲ್ಲಿ ತಾವು ಪಡೆದಿದ್ದಂತ ಶಿಕ್ಷಣವೇ ಬೇರೆ, ಇಲ್ಲಿ ಮೊಬೈಲ್ ರಿಪೇರಿ ತರಬೇತಿಗೆ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಕಲಿಯುವಂತ ಪ್ರತಿಯೊಂದು ವಿಷಯಗಳು ತಮಗೆ ಹೊಸತನ ಆಗಿರುತ್ತೆ. ತಮ್ಗೆ ಈ ಮೊಬೈಲ್ ರಿಪೇರಿ ಬಗ್ಗೆ, ಈ ಮೊಬೈಲ್ಗಳ ಬಗ್ಗೆ ಬೇಸಿಕ್ ಆಗಿ ಪ್ರಾಥಮಿಕ ಹಂತದಿಂದ ಯಾವ ರೀತಿ ತಮ್ಗೆ ಕಲಿಸ್ತಾ ಬಂದ್ರು?
0: ಬೇಸಿಕ್ ಆಗಿ ಕಲಿಬೇಕಂದ್ರೆ ಆಕ್ಚುಲಿ ನಾವ್ ಹೇಳ್ಬೇಕಂದ್ರೆ ಇದ್ರ ಬಗ್ಗೆ ನನಗೆ ನಾಲೆಡ್ಜೇ ಇಲ್ಲ. ಮೊಬೈಲ್ ಅಂದ್ರೆ ನನ್ ಮೊಬೈಲ್ ಆದ್ರೂ ನಾನು ಹೊರಗಡೆನೆ ಸರ್ವಿಸ್ ಮಾಡ್ಕೊತಿದ್ದು. ಹೇಳೋದಂದ್ರೆ ನಾವು ನಮ್ದೇ ಒಂದ್ ಪ್ರೈಸ್ ಇದ್ರೆ ಅದ್ರದೇ ಬೇರೆ ಪ್ರೈಸ್ ಇದ್ದಂಗಿತ್ತು. ನಾವು ತರಬೇತಿ ತಗೊಂಡಿರ ಇದ್ರು ಇದ್ದು ನೋಡಿದ್ರೆ ಇವ್ ಮಾರ್ಕೆಟಿನ ಕ್ವಾಲಿಟಿನೇ ಬೇರೆ ತರ ಐತೆ ಅಂದ್ರೆ ಕಾಸ್ಟ್. ಹಂಗಾಗಿ ನನ್ಗೆ ಒಂದ್ಸಲಿ ಎಲ್ಲಾ ಸರ್ ಸರ್ ಹೇಳ್ಕೊಟ್ರಲ್ಲ, ನಾನು ಇದಕ್ಕೆ ಇಷ್ಟು ಪ್ರೈಸ್, ಇದಕ್ಕಿಂತ ಇದ ಪ್ರೈಸ್, ಕಾಂಬೋಗೆ ಇಷ್ಟು ಪ್ರೈಸ್, ಸ್ವಿಚ್ ಬೋರ್ಡ್ಗೆ ಈ ತರ ಪ್ರೈಸ್, ಮಾಮೂಲಿ ಬ್ಯಾಟ್ರಿಗೆ ಆದ್ರೆ ರಿಪ್ಲೇಸ್ ಮಾಡಿದ್ರೆ ಈ ತರ ಪ್ರೈಸ್ ಅಂತ ನಂಗೆ ಹೇಳದ್ಮೇಲೆ ನನ್ಗೆ ಇದಾಗ್ತು, ನಾವು 1x2 ನಂಗೆ ಕೊಡ್ತಿದ್ವಲ್ಲ ಅನ್ನೋ ರೀತಿ ತರ ಅನ್ನಿಸ್ಬಿಡ್ತು ನನಗೆ. ಆಮೇಲೆ ಸರ್ ಇನ್ನೊಂದು ಬಿಚ್ಚಬೇಕಂದ್ರೆ ಮೊಬೈಲ್ ತುಂಬಾ ಭಯ ಆಗದ್ ನನಗೆ. ಕಸ್ಟಮರ್ ಆದ್ರು ಇನ್ ಕೇಸ್ ನಮ್ ಕೈಯಿಂದ ಹೋಯ್ತು ಅಂದ್ರೆ ನಾವೇ ಹಾಕೊಡ್ಬೇಕಲ್ಲ ಅನ್ನೋ ರೀತಿ ತರ ಅನ್ನಿಸ್ತಿತ್ತು ನನಗೆ.
1: ಹಾಗಿದ್ರೆ ತಾವು ಈ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ಬಂದಂತ ಸಂದರ್ಭದಲ್ಲಿ ಒಂದು ತಿಂಗಳ ಕಾಲ ತಾವು ನಮ್ಮ ಈ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಇದ್ದು ತರಬೇತಿಯನ್ನು ಪಡ್ಕೊಂಡಿದ್ದು?
0: ಹೌದು ಸರ್. ಅಲ್ಲೇ ಅಂದ್ರೆ ಮನೆಗೆ ಅಪ್ ಅಂಡ್ ಡೌನ್ ಏನ್ ಮಾಡಕ್ ಆಗ್ತಿರಲ್ಲ ಸರ್, ಅಂದ್ರೆ ಒಂದ್ ವಾರದಲ್ಲಿ ಒಂದ್ ದಿನ ಬಂದಿದೆ ಅಷ್ಟೇ, ಇನ್ನು ಒಂದು ಒಂದು ತಿಂಗಳು ಅಲ್ಲೇ ಇದ್ದೆ, ಅಲ್ಲೇ ಇದ್ದೆ ತರಬೇತಿ. ಆಮೇಲೆ ಸರ್ ನಾವು ಮಧ್ಯಾಹ್ನ ಗಂಟ ಒಂದ್ ಗಂಟೆ ಗಂಟನೂ ಮಾಡ್ತಿದ್ರು ಸರ್, ನಮ್ಮ ಸರ್ ಸುಧೀರ್ ಸರ್ ಮಾಡಿಸ್ತಿದ್ರು, ಮಾಡಿ ಕುಣಿಸಿ ಮಾಡಿಸ್ಕೊಡ್ತಿದ್ರು.

0: ಹಾಗಿದ್ರೆ ಬೆಳಿಗ್ಗೆ ಎದ್ದಾಗ್ಲಿನಿಂದ ರಾತ್ರಿ ಮಲಗೋ ತನಕ ತಮ್ಮ ದಿನಚರಿ ಹೇಗಿರ್ತಾ ಇತ್ತು? ತರಬೇತಿಯ ಜೊತೆಗೆ ಇತರ ಚಟುವಟಿಕೆಗಳಾಗಿರ್ಬೋದು, ಮತ್ತೆ ತರಬೇತಿನಲ್ಲಿ ಕ್ಲಾಸಸ್ ತಗೊಳ್ಳೋದಾಗಿರ್ಬೋದು, ಥಿಯರಿ ಪ್ರಾಕ್ಟಿಕಲ್ ಇದೆಲ್ಲ ಹೆಂಗ್ ನಡೀತಾ ಇತ್ತು?
1: ಹೇಗೆ ಅಂದ್ರೆ ನಾವು ಬೆಳಿಗ್ಗೆ ಒಂದ್ 6 ಗಂಟೆಗೆ ಎದ್ದು ಸರ್, ಎದ್ಬಿಟ್ಟು ಬ್ರಷ್ ಎಲ್ಲ ನಮ್ಮ ದಿನನಿತ್ಯ ಇದನ್ನೆಲ್ಲ ಮುಗಿಸ್ಕೊಂಡ್ ನಾವು ಬೆಳಿಗ್ಗೆ ಒಂದ್ 8:30 ನಷ್ಟ ಸರ್, ಅಂದ್ರೆ ನಷ್ಟ ಇಷ್ಟೆಲ್ಲ ಮಾಡ್ಕೊಂಡು 9:30 ಪ್ರೇಯರ್ ಎಲ್ಲ ಮುಗಿಸ್ಕೊಂಡು ನಮ್ಮ ಕ್ಲಾಸ್ ಸರ್ ಎಲ್ಲ ಜೊತೆ ಮಾತಾಡ್ಕೊಂಡ್ ನಾವು ಅದನ್ನೆಲ್ಲ ಮುಗಿಸ್ಕೊಂಡು ಕ್ಲಾಸ್ ಹೋಗ್ತಿದ್ದು, ಅಂದ್ರೆ ಎಲ್ಲ ಇದನ್ನೆಲ್ಲ ಕೇಳ್ಕೊಂಡು ಕ್ಲಾಸ್ ಹೋಗ್ತದೆ. ಅವಾಗ 9:30-10 ಗಂಟೆಗೆಲ್ಲ ಸರ್ ಬರೋರು ಸರ್, ಸರ್ ಬಂದು ಎಲ್ಲ ಮಾತಾಡ್ಸೋದು ಕ್ಯಾಜುವಲ್ ಆಗಿ, ನೆನ್ನೆ ಕಲ್ತಿರೋ ಪಾಠ ಏನಾಗಿತ್ತು, ಏನ್ ನೀವೇನ್ ಪ್ರಾಕ್ಟೀಸ್ ಮಾಡಿದ್ರಿ, ಏನ್ ಪ್ರಾಕ್ಟಿಕಲ್ ಆಗಿ ಮಾತಾಡಿದ್ರಿ, ಎಲ್ಲ ಏನು ಚರ್ಚೆ ಮಾಡಿದ್ರಿ ಅನ್ನೋ ರೀತಿದಾನೆ ಕೇಳ್ತಾರೆ ಸರ್ ಎಲ್ಲಾರು ಸರ್ ಕೇಳ್ತಿದ್ರು. ಆಮೇಲೆ ಅವ್ರು ಹೋಗ್ತಾ ಹೋಗ್ತಾ ಬೆಳಿಗ್ಗೆ ಪ್ರಾಕ್ಟಿಕಲ್, ಬೆಳಿಗ್ಗೆ ಇದ್ ಮಾಡೋರು ಕ್ಲಾಸಸ್ ಮಾಡೋದು, ಸಂಜೆ ಪ್ರಾಕ್ಟಿಕಲ್ ಮಾಡೋರು. ಒಂದ್ 5:30-6 ಗಂಟೆಗೆಲ್ಲ ಬಿಟ್ಬಿಟ್ರೆ ಆಮೇಲೆ ನಾವು ಸ್ನಾಕ್ಸ್ ಎಲ್ಲ ತಿನ್ಕೊಂಡು ಓಡಾಡ್ಕ ಬಂದ್ಬಿಟ್ಟು ಅಲ್ಲೇ ಒಂದು 7:00-6:00 ಮೇಲೆ ಕುಂತ್ಕೋತೀವಿ ಸರ್ ತಿರ್ಗ ಮಾಮೂಲಿ ಇದಕ್ಕೆ ಪ್ರಾಕ್ಟಿಕಲ್ಗೆ ಪ್ರಾಕ್ಟಿಕಲ್ ಕುಂತ್ಕೋತಿದ್ವಲ್ಲ. ಅವಾಗ ಸರ್ ಇದ್ದಿಟ್ಟು ಓಡಾಡ್ತಾ ಓಡಾಡ ಬರೋರು ಸರ್ ಅಲ್ಲಿ ಬಂದು ಏನ್ ಮಾಡಿದ್ರಿ, ಏನಾಯ್ತು, ಎಷ್ಟು ಇಂಪ್ರೂವ್ ಆಯ್ತು ನಿಮ್ಮ ಇದು ಕೆಲ್ಸದಲ್ಲಿ ಅಂತ ಕೇಳ್ತಿರೋ ಸರ್ ಕ್ಯಾಶುವಲ್ ಆಗಿ ಅವ್ರು ಮಾತಾಡ್ಕೊಂಡು. ನಾವು ಅದನ್ನೇ ಹಾ ಸರ್ ಹಿಂಗೆಲ್ಲ ಮಾಡ್ದು, ಕಾಂಬೋ ಎಲ್ಲ ಬಿಚ್ಚಿತು, ಮೊಬೈಲ್ ಎಲ್ಲ ಏನೇನೈತೆ ಅಂತ ಮಲ್ಟಿಮೀಟರ್ ಎಲ್ಲ ಚೆಕ್ ಮಾಡ್ತದೆ ಸರ್ ಅಂತ ನಾವು ಹೇಳ್ತಿದ್ವಿ ಸರ್.
0: ಈಗ ತಾವು ಅಲ್ಲೇನೆ ಇತ್ಕೊಂಡು 1 ತಿಂಗಳ ಕಾಲ ತರಬೇತಿಯನ್ನ ಪಡ್ಕೊಳ್ಲಿಕ್ಕೆ ತಮ್ಗೆ ಊಟ ಆಗಿರ್ಬೋದು ಮತ್ತೆ ಉಳ್ಕೊಳ್ಲಿಕ್ಕೆ ವಸತಿ ವ್ಯವಸ್ಥೆ ಆಗಿರ್ಬೋದು, ಇದೆಲ್ಲ ನಿಮ್ಮ ಕಲಿಕೆಗೆ ಪೂರಕವಾಗಿತ್ತ? ಹೇಗಿತ್ತು?
1: ಹಾ ಸರ್ ಅದು ನಾನು ಹೇಳಿದ್ನಲ್ಲ ಸರ್ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಉಚಿತ ಅಂತಂದ್ರೆ ಇವತ್ತ ಕೇರ್ಲೆಸ್ ಅಂತಾನೆ ಅಂತ ಅನ್ಕೊಬಿಟ್ಟಿದ್ ನಾನು. ಹೋಯ್ತಾ ಹೋಯ್ತಾ ಅದ್ಮೇಲೆ ಗೊತ್ತಾಗಿದ್ದು, ಅಂದ್ರೆ ದುಡ್ಡು ಕೊಟ್ರು ಇದೇ ತರ ಇರಲ್ಲ ಅಂತ ಅಂತ ಅನ್ಸಿದ್ ನನ್ಗೆ ಅವಾಗ್ಲೇ. ಯಾಕಂದ್ರೆ ಯಾವ್ದಕ್ಕೂ ಒಂದು ಓದಕ್ಕಾಗಿರ್ಬೋದು, ಒಂದು ಪ್ರಾಕ್ಟಿಕಲ್ ಆಗಿರ್ಬೋದು, ಒಂದು ಊಟಕ್ಕೆ ಆಗಿರ್ಬೋದು, ಯಾವ್ದು ಅನ್ನೋ ರೀತಿ ತರನೇ ಅನ್ಸಿದ್ದು ಅವಾಗ ನನ್ಗೆ ಅವಾಗ್ಲೇ. ಏನಿಲ್ಲ ಒಂಥರ ಅಮೌಂಟ್ ಕೊಟ್ಟಿದ್ರು ಈ ತರ ಆಯ್ತಿಲ್ವೇನೋ ನಮ್ಗೆ ತರಬೇತಿ ಅನ್ನೋ ರೀತಿ ತರ ಅನ್ಸಿದ್ದು ಅವಾಗ್ಲೇ ನನ್ಗೆ. ಅವಾಗ್ಲೇ ಒಂದು ಊಟಕ್ಕೆ ಆದ್ರೂ ನಮ್ಗೆ ಇನ್ ಕೇಸ್ ಇನ್ನೊಂದ್ಸಲಿ ಅಂದ್ರೆ ಮಾಡ್ತೀವಿ ಅಂತಂದ್ರು ಏನು ಏನು ಮಾತಾಡ್ತಿದ್ರು ಹಾಕೊಡ್ತಿದ್ರು. ಆಮೇಲೆ

0: ಹೊತ್ ಕುಂತ್ಕತೀವಿ ಅಂದ್ರು ನಮ್ಗೆ ಪಾಠ ಎಲ್ಲ ಕರೆಕ್ಟ್ ಆಗಿ ಮಾಡ್ಕೊಡ್ತಿದ್ರು ಸರ್. ಅದ್ರಲ್ಲಿ ಏನ್ ಕೊರತೆ ಇಲ್ಲ ಸರ್, ನಿಜವಾಗ್ ಅಮೌಂಟ್ ಕೊಟ್ಟಿದ್ರು ಈ ತರ ತರಬೇತಿ ಸಿಗಲ್ಲ ಅನ್ಕೋತೀನಿ ನಾನು ನನ್ನ ಪ್ರಕಾರ.
1: ಅಂದ್ರೆ ಸಂಪೂರ್ಣವಾಗಿ ತಾವು ಉಚಿತವಾಗಿ ಪಡ್ಕೊಂಡಿದ್ದ ಈ ತರಬೇತಿಯನ್ನ ಅಥವಾ ಸಣ್ಣ ಪುಟ್ಟ ಶುಲ್ಕ ಏನಾದ್ರು ಕಟ್ಟಿದ್ರ
0: ಸರ್? ಅಂದ್ರೆ ಸ್ಟಾರ್ಟಿಂಗ್ 1,000 ಕಟ್ಟಬೇಕಿತ್ತು, ಅದು ನಾನು ಒಂದ್ಸಲ ಕಟ್ಟಿನ ಸರ್. ಒಂದ್ಸಲ 500 ಕಟ್ಟದೆ, ಇನ್ನೊಂದು ಕಟ್ಟದೆ. ಅದು ಏನು ಇನ್ ಕೇಸ್ ಏನ್ ಕಟ್ಟಿಸ್ಕೊಂಡಿದ್ದ ಅಂದ್ರೆ, ಹೋಗೋ ಟೈಮ್ಗೆ ನಿಮ್ಗೆ ಟೂಲ್ಸ್ ಕಳ್ಕೊಡ್ತೀನಿ ಅಂತ ಸರ್. ಅಂದ್ರೆ ಕಲಿತ ಬೇಸಿಕ್ ಮೇಲೆ ಟೂಲ್ಸ್ ಕಳ್ಕೊಡ್ತೀವಿ ನಾವು, ಹೋದ್ಮೇಲೆ ನೀವು ಮರಿಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಟೂಲ್ಸ್ ಕಳ್ಕೊಡ್ತೀವಿ ಅಂತ ಕಟ್ಟಿಸ್ಕೊಂಡಿದ್ದ ಸರ್ 1,000. ಅದಕ್ಕೋಸ್ಕರನೇ ಕಟ್ಟಿದ್ದು. ಹಂಗೆ ಹೋಯ್ತಾನೆ ನಮ್ಗೆ ಸಂಸ್ಥೆ ರಿಟರ್ನ್ ಆಗ್ತಿದ್ದಂಗೆ. ಅದು ಅದೇನೈತೆ, ಅದ್ರ ಅಮೌಂಟ್ ಗಿಂತ ಜಾಸ್ತಿನೇ ನಮ್ಗೆ ಇದಿತ್ತು ಸರ್. ಅಂದ್ರೆ ಟೂಲ್ಸ್ ಗಳಿತ್ತು, ಅದ್ರ ಅಮೌಂಟ್ ಗಿಂತ ಜಾಸ್ತಿ ಪ್ರೈಸ್ ಅಲ್ಲೇ.
1: ಅಂದ್ರೆ ತಾವು ತರಬೇತಿಗೆ ಸೇರ್ಕೊಳ್ಳೋಂತ ಆರಂಭದಲ್ಲಿ ಕೇವಲ 1,000 ರೂಗಳನ್ನ ಶುಲ್ಕವಾಗಿ ಕಟ್ಟಿದ್ರಿ. ಆ 1,000 ರೂಗೆ ತಮ್ಗೆ ಉಚಿತವಾಗಿ ತರಬೇತಿ ಮತ್ತೆ ಊಟ ವಸತಿ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ರು. ತದನಂತರ ತರಬೇತಿಯನ್ನು ಮುಗಿಸಿ ಓಡಂತ ಸಂದರ್ಭದಲ್ಲಿ ಆ 1,000 ಹೆಚ್ಚು ಮೌಲ್ಯವಾದಂತ ಉಪಕರಣಗಳನ್ನ, ತಮ್ಮ ತರಬೇತಿಗೆ ಸಂಬಂಧಪಟ್ಟಂತ ಉಪಕರಣಗಳನ್ನು ತಮ್ಗೆ ಕೊಟ್ಟು ಕಳಿಸ್ತಾರೆ.
0: ಹೌದು ಸರ್, ಅಂದ್ರೆ ಈಗ ಹೇಳ್ದಂಗೆ ಉಚಿತನೇ ಆಯ್ತು ಸರ್. ಅಂದ್ರೆ ಉಚಿತ ತರಬೇತಿ ಸರನೇ ಆಯ್ತು. ಇನ್ ಕೇಸ್ ನಾವು ದುಡ್ಡು ಕೊಟ್ಟಿರೋದನ್ನ ಹೊರಗಡೆ ಅದನ್ನೇ ತಗೋಬೇಕಾಗಿತ್ತು, ಅಂದ್ರೆ ಅವರೇ ಕೊಟ್ಟಂಗಾಯ್ತು ಅಂತ ಅಷ್ಟೇ. ಈ ತರಬೇತಿ ಉಚಿತ ಆದಂಗೆ ಆಗಿತ್ತು.
1: ಅಂದ್ರೆ ನೀವು ಉಪಕರಣಗಳನ್ನ ಹೊರಗಡೆ ತಗೊಂಡಿದ್ರೆ ಅದಕ್ಕಿಂತ ಹೆಚ್ಚಿನ ಬೆಲೆಯನ್ನ ಕೊಡ್ಬೇಕಾಗ್ತಿತ್ತು.
0: ಹೌದೌದು ಸರ್, ಅದಕ್ಕಾಗಿ ಉಚಿತನೇ ಆದಂಗೆ ಆಯ್ತು ಸರ್ ನಮ್ಗೆ ಅಂದ್ರೆ ತರಬೇತಿ.
1: ಹಾಗಿದ್ರೆ ತಾವು 1 ಕಾಲ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನದಲ್ಲಿ ಇದ್ಕೊಂಡು ಈ 1 ಕಾಲ ತರಬೇತಿಯನ್ನು ಪಡಿತಿದ್ದಂತ ಸಂದರ್ಭದಲ್ಲಿ ತಮ್ಮ ರೀತಿಯನ್ನು ಯಾರಾದರೂ ತರಬೇತಿಯನ್ನು ಪಡ್ಕೊಂಡು ಸ್ವಉದ್ಯೋಗ ಮಾಡ್ತಿರೋಂಥ ಯುವಕರ ಬಳಿ ತಮ್ಮನ್ನ ಕರ್ಕೊಂಡೋಗಿ ಅವ್ರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಯಾವ ರೀತಿ ತರಬೇತಿ ಪಡ್ಕೊಂಡ್ರು ಅನ್ನೋದು ಕುರಿತು ಒಂದು ಕ್ಷೇತ್ರ ಭೇಟಿ ಏನಾದರೂ ಮಾಡಿಸಿದ್ರ?
0: ಹ್ಮ್ ಸರ್, ಮಾಡಿಸಿದ್ರು. ಇದರಲ್ಲಿ ಸಿಟಿ ಸೈಡ್ ಅಲ್ಲಿ ಒಂದು ನಮ್ಗೆ ಸ್ಪೇರ್ ಪಾರ್ಟ್ಸ್ ಡಿಸ್ಪ್ಲೇ ಆಗಿರ್ಬೋದು, ಒಂದು ಬ್ಯಾಟ್ರಿ ಆಗಿರ್ಬೋದು, ಆಕ್ಸೆಸರೀಸ್ ಆಗಿರ್ಬೋದು, ಐಟಮ್ ಆ ಅಂಗಡಿಗಳೆಲ್ಲ ವಿಸಿಟ್ ಮಾಡ್ತಿದ್ರು ಸರ್ ನಮ್ಗೆ ಸಿಟಿಲಿ, ಡಿಸ್ಪ್ಲೇ ಅಲ್ಲಿ. ಆಮೇಲೆ ಹಿಂದೆ ನಾವು ಟ್ರೈನಿಂಗ್ ತಗೊಂಡಿರೋ ನಮ್ಗಿಂತ ಸೀನಿಯರ್ ಸರ್, ಅವ್ರದ್ದು ಹೋಗಿ ವಿಸಿಟ್ ಮಾಡ್ತಿದ್ರು, ಹೆಂಗೆ ಮಾಡ್ಬೋದಾ, ನಿಮ್ಗೆ ಹೆಂಗೆ ಅನ್ಕೂಲನ ಅಂತ ಎಲ್ಲ ನಮ್ಗೆ ಮಾತಾಡ್ತಿದ್ರು. ನಮ್ಗೆ ಅವ್ರು ಮಾಡ್ತಾ ಇರೋದ್ ನೋಡ ನಮ್ಗೆ ಇನ್ನೂ ಕ್ಯೂರಿಯಾಸಿಟಿ ಇತ್ತು. ಓ, ನಮ್ ಸೀನಿಯರ್ಗಳೆಲ್ಲ ಈ ತರ ಮಾಡ್ತಾವ್ರಲ್ಲ, ಸೀನಿಯರ್ಗಳೆಲ್ಲ ಅವ್ರು ಸಂಸ್ಥೆಯಲ್ಲಿ ಅಮೌಂಟ್ ಎಲ್ಲ ಪಡ್ಕೊಂಡು ನಾವು ಸಹ ಉದ್ಯೋಗ ಮಾಡ್ತಾ ಇದೆ ಅಂತಂದಾಗ ನಮ್ಗೆ ಇನ್ನೂ ಕ್ಯೂರಿಯಾಸಿಟಿ ಆಯ್ತು ಸರ್. ಅಂದ್ರೆ ನಾವು ಇನ್ ಕೇಸ್ ಹೊರಗಡೆ ಹೋದಾಗ ಒಬ್ರುತ್ತು ಇನ್ನೊಂದೇ ಒಂದ್ 4-5 ಕೆಲಸ ಮಾಡ್ಕೊಂಡು ನಾವು ನಮ್ಮ ಸಂಸ್ಥೆಯಲ್ಲಿ ಅಪ್ಲಿಕೇಶನ್ ಹಾಕೊಂಡು ಅಲ್ಲೂ ಅಮೌಂಟ್ ತಗೊಂಡು ನಾವು ಒಂಚೂರು ಅಮೌಂಟ್ ಹಾಕೊಂಡು ಅಂದ್ರೆ ನಾವು ಅಂಗಡಿ ಮಾಡ್ಬೋದಲ್ಲ ಸಹ ಉದ್ಯೋಗ ಅಂತ ಅಂತ ಒಂದು ಕ್ಯೂರಿಯಾಸಿಟಿ ಬರ್ತದೆ ಸರ್ ಅಲ್ಲಿಂದನು. ಆಮೇಲೆ ಎಲ್ಲಾರು ಪರಿಚಯ ಮಾಡಿಸಿದಾಗ ನಮ್ಗೆ.
1: ಹಾಗಿದ್ರೆ ಮದನ್ ಅವರೇ, ತಾವು 1 ಕಾಲ ಈ ಒಂದು ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡೆದು ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಿಂದ ಹೊರಡುವಂಥ ಸಂದರ್ಭದಲ್ಲಿ ತಮ್ಮ ಒಂದು ಭರವಸೆ ಆಗಿರ್ಬೋದು ಮತ್ತು ಈ ಒಂದು ಕ್ಷೇತ್ರದಲ್ಲಿ ಉದ್ಯೋಗವನ್ನು ಕಟ್ಕೊಂಡು
2: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಬಿ.ಎ. ಅಜರುದ್ದೀನ್. ಮುಖ್ಯಾಂಶಗಳು. ಬಾಹ್ಯಾಕಾಶ ನವೋದ್ಯಮಗಳ ಸಿಇಒ ಸ್ಥಾಪಕರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ. ಭಾರತದ ಅಧ್ಯಕ್ಷತೆಯಲ್ಲಿ ವಿಶಾಖಪಟ್ಟಣದಲ್ಲಿ ನಾಳೆ ಬ್ರಿಕ್ಸ್ ಯುವ ಸಚಿವರ ಸಭೆ. ದಕ್ಷಿಣ ಭಾರತದ ಖ್ಯಾತ ಹಿರಿಯ ನಟಿ ಸಾಹುಕಾರ್ ಜಾನಕಿ ನಿಧನ, ಗಣ್ಯರ ಸಂತಾಪ. 20 ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ ಚಿನ್ನದ ಪದಕ ಗೆದ್ದ ಭಾರತದ ಕಾಜಲ್ ಧೋಚೆಕ್. BWF ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ ಮಹಿಳಾ ಡಬಲ್ಸ್ ವಿಭಾಗದ ಸೆಮಿಫೈನಲ್ಗೆ ತ್ರಿಸಾ ಜಾಲಿ, ಗಾಯತ್ರಿ ಗೋಪಿಚಂದ್ ಲಗ್ಗೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ನವದೆಹಲಿಯಲ್ಲಿ ಬಾಹ್ಯಾಕಾಶ ನವೋದ್ಯಮಗಳ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಸ್ಥಾಪಕರೊಂದಿಗೆ ಸಂವಾದ ನಡೆಸಿದರು. ಈ ವೇಳೆ ಮಾತನಾಡಿದ ಪ್ರಧಾನಿ, ದೇಶದ ಬಾಹ್ಯಾಕಾಶ ವಲಯವು ಜಾಗತಿಕ ಪ್ರತಿಭೆ, ಕಂಪನಿಗಳು ಮತ್ತು ಹೂಡಿಕೆಗೆ ಅಯಸ್ಕಾಂತವಾಗಬಹುದು. ಜಗತ್ತು ಬಾಹ್ಯಾಕಾಶದ ಬಗ್ಗೆ ಯೋಚಿಸಿದಾಗ ಅದು ಭಾರತದ ಕಡೆಗೆ ನೋಡುವಂತಹ ವಾತಾವರಣವನ್ನು ಸೃಷ್ಟಿಸುವಂತೆ ಸಲಹೆ ನೀಡಿದರು. ಕೃಷಿ, ಜಾನುವಾರು ನಿರ್ವಹಣೆ, ಡೈರಿ, ಪರಿಸರ ಸೇರಿದಂತೆ ಹಲವು ಕ್ಷೇತ್ರಗಳಿಗೆ ಬಾಹ್ಯಾಕಾಶ ತಂತ್ರಜ್ಞಾನವು ಹೇಗೆ ಅಪಾರ ಕೊಡುಗೆ ನೀಡಬಹುದು ಎಂಬುದರ ಕುರಿತು ಯೋಚಿಸುವಂತೆ ಅವರು ಸ್ಟಾರ್ಟ್ಅಪ್ಗಳ ಸ್ಥಾಪಕರಿಗೆ ಕರೆ ನೀಡಿದರು. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತವು ಜಗತ್ತಿಗೆ ಬಲವಾದ, ನವೀನ ಮತ್ತು ವಾಣಿಜ್ಯಿಕವಾಗಿ ಕಾರ್ಯಸಾಧ್ಯವಾದ ಮಾದರಿಯನ್ನು ನೀಡಬಲ್ಲದು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಸಭೆಯಲ್ಲಿ ಸ್ಕೈರೂಟ್ ಏರೋಸ್ಪೇಸ್, ಅಗ್ನಿಕುಲ್ ಕಾಸ್ಮೋಸ್, ಪಿಕ್ಸೆಲ್, ಧ್ರುವ ಸ್ಪೇಸ್, ಗ್ಯಾಲೆಕ್ಸ್ ಐ, ಪಿಯರ್ ಸೈಟ್, ಬೆಲ್ಲಾಟ್ರಿಕ್ಸ್ ಏರೋಸ್ಪೇಸ್ ಮತ್ತು ದಿಗಂತರ ಸೇರಿದಂತೆ ಬಾಹ್ಯಾಕಾಶ ವಲಯದಲ್ಲಿ ಕೆಲಸ ಮಾಡುತ್ತಿರುವ 20 ಸ್ಟಾರ್ಟ್ಅಪ್

0: ಸಂಘಗಳ ಸ್ಥಾಪಕರು ಭಾಗವಹಿಸಿದ್ದರು. ಭಾರತ ಮತ್ತು ಬ್ರೆಜಿಲ್ ನಡುವೆ ದೂರ ಸಂಪರ್ಕ ಹಾಗೂ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಸಹಕಾರ ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಬ್ರಿಕ್ಸ್ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಸಭೆಯ ಸಂದರ್ಭದಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ ಎಂದು ದೂರಸಂಪರ್ಕ ಇಲಾಖೆ ತಿಳಿಸಿದೆ. ಈ ಒಪ್ಪಂದವು ಡಿಜಿಟಲ್ ನಾವೀನ್ಯತೆಗೆ ಉತ್ತೇಜನ ನೀಡುವುದರ ಜೊತೆಗೆ ಡಿಜಿಟಲ್ ಮೂಲಸೌಕರ್ಯ ಬಲಪಡಿಸಿ ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿ ಸಹಕಾರಕ್ಕೆ ಉತ್ತೇಜನ ನೀಡಲಿದೆ. ಪುಣೆಯಲ್ಲಿ ನಡೆದ 12ನೇ ಬ್ರಿಕ್ಸ್ ಸಂವಹನ ಸಚಿವರ ಸಭೆಯ ಸಂದರ್ಭದಲ್ಲಿ ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಹಾಗೂ ಬ್ರೆಜಿಲ್ನ ಸಂವಹನ ಸಚಿವ ಫ್ರೆಡ್ರಿಕೋ ಡಿ ಸಿಕ್ವೇರಾ ಫಿಲ್ಹೋ ಅವರು ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದರು. ಈ ತಿಳುವಳಿಕೆ ಒಪ್ಪಂದವು ಸಾರ್ವತ್ರಿಕ ಸಂಪರ್ಕ ವ್ಯವಸ್ಥೆ, ಸೈಬರ್ ಭದ್ರತೆ, ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಉದಯೋನ್ಮುಖ ತಂತ್ರಜ್ಞಾನ, ಸಾಮರ್ಥ್ಯ ವರ್ಧನೆ ಹಾಗೂ ಉತ್ತಮ ಕಾರ್ಯವಿಧಾನಗಳ ವಿನಿಮಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಗಾಢಗೊಳಿಸಲಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ತಿಳಿಸಿದ್ದಾರೆ. ಸುರಕ್ಷಿತ ಹಾಗೂ ಎಲ್ಲರನ್ನೂ ಒಳಗೊಂಡ ಡಿಜಿಟಲ್ ಭವಿಷ್ಯ ನಿರ್ಮಾಣಕ್ಕೆ ಭಾರತ ಬ್ರೆಜಿಲ್ ಸಹಕಾರವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಈ ಒಪ್ಪಂದ ಮಹತ್ವದ ಹೆಜ್ಜೆಯಾಗಿದೆ ಎಂದು ಅವರು ಹೇಳಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ಬ್ರಿಕ್ಸ್ ಯುವ ಸಚಿವರ ಸಭೆ ಮತ್ತು ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆ ನಡೆಯಲಿದೆ. ಬ್ರಿಕ್ಸ್ ಯುವ ಸಚಿವರ ಸಭೆ ನಾಳೆ ನಡೆಯಲಿದ್ದು ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆ ನಾಡಿದ್ದು ನಡೆಯಲಿದೆ. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದ್ದು ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಖಾತೆ ರಾಜ್ಯ ಸಚಿವೆ ರಕ್ಷಾ ಖಡ್ಸೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಬ್ರಿಕ್ಸ್ ಯುವ ಸಚಿವರ ಸಭೆಯು ಯುವ ಅಭಿವೃದ್ಧಿ ಮತ್ತು ಸಬಲೀಕರಣದಲ್ಲಿ ಸಹಕಾರವನ್ನು ಬಲಪಡಿಸುವತ್ತ ಗಮನ ಹರಿಸಲಿದ್ದು ಶಿಕ್ಷಣ, ಕೌಶಲ್ಯ, ಉದ್ಯಮಶೀಲತೆ, ಯೋಗಕ್ಷೇಮ ಮತ್ತು ಸುಸ್ಥಿರ ಅಭಿವೃದ್ಧಿಯನ್ನು ಒಳಗೊಂಡ ಚರ್ಚೆಗಳು ನಡೆಯಲಿದೆ. ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆಯು ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಕ್ರೀಡಾ ಸಚಿವರು ಮತ್ತು ನಿಯೋಗದ ಮುಖ್ಯಸ್ಥರನ್ನು ಒಟ್ಟುಗೂಡಿಸಲಿದೆ. ಕ್ರೀಡೆಯಲ್ಲಿ ಸಹಕಾರವನ್ನು ಬಲಪಡಿಸುವ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಬದ್ಧತೆಯನ್ನು ಇದು ಪುನರುಚ್ಚರಿಸುತ್ತದೆ ಎಂದು ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿಂದು ಮೊಬೈಲ್ ಫೋನ್ ತಯಾರಿಕಾ ಯೋಜನೆಗೆ ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಅವರು ಚಾಲನೆ ನೀಡಿದರು. ಕೇಂದ್ರ ಸಚಿವ ಸಂಪುಟವು ಕಳೆದ ತಿಂಗಳು 62,500 ಕೋಟಿ ರೂಪಾಯಿ ವೆಚ್ಚದೊಂದಿಗೆ ಈ ಯೋಜನೆಗೆ ಅನುಮೋದನೆ ನೀಡಿತ್ತು. ಈ ಕುರಿತು ಸುದ್ದಿಗಾರರಿಗೆ ಮಾಹಿತಿ ನೀಡಿರುವ ಸಚಿವ ಅಶ್ವಿನಿ ವೈಷ್ಣವ್, ಈ ಯೋಜನೆಯು 2026 ಏಪ್ರಿಲ್ 1 ಜಾರಿಗೆ ಬಂದಿದ್ದು 2026-27 2030-31 5 ವರ್ಷಗಳ ಅವಧಿಯವರೆಗೆ ಜಾರಿಯಲ್ಲಿರಲಿದೆ ಎಂದು ತಿಳಿಸಿದರು. ದೇಶದಲ್ಲಿ ಮೊಬೈಲ್ ತಯಾರಿಕೆಯ ಪ್ರಮಾಣವನ್ನು ಮತ್ತಷ್ಟು ಹೆಚ್ಚಿಸುವುದು, ಮೊಬೈಲ್ ಉತ್ಪಾದನಾ ಪೂರೈಕೆ ಸರಪಳಿಯನ್ನು ಬಲಪಡಿಸುವುದು ಹಾಗೂ ದೇಶೀಯ ಉತ್ಪಾದನಾ ಸಾಮರ್ಥ್ಯವನ್ನು ವೃದ್ಧಿಸುವ ಮೂಲಕ ಜಾಗತಿಕ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುವುದು ಯೋಜನೆಯ ಉದ್ದೇಶವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪರಿಷ್ಕೃತ ನಿಯಮಗಳಡಿ ದೇಶದಲ್ಲಿ ನಿನ್ನೆಯವರೆಗೆ ಒಟ್ಟು 29 ವಿದೇಶಿ ನೇರ ಹೂಡಿಕೆಗಳು ವರದಿಯಾಗಿವೆ. ಇದರಲ್ಲಿ 4,800 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಪ್ರಸ್ತಾವಿತ ಎಫ್ಡಿಐ ಸೇರಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಈ ಹೂಡಿಕೆಗಳು ಮಾಹಿತಿ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ, ಮಾಹಿತಿ ಮತ್ತು ಸಂವಹನ, ಉತ್ಪಾದನೆ, ಔಷಧಗಳು, ದತ್ತಾಂಶ ಕೇಂದ್ರಗಳು ಮತ್ತು ಸಾರಿಗೆ ಸೇವೆಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳನ್ನು ಒಳಗೊಂಡಿವೆ. May 1 ವಿದೇಶಿ ವಿನಿಮಯ ನಿರ್ವಹಣೆ ತಿದ್ದುಪಡಿ ನಿಯಮಗಳ ಅಡಿಯಲ್ಲಿ 10% ಭೂಗಡಿ ರಾಷ್ಟ್ರಗಳ ಮಾಲೀಕತ್ವವನ್ನು ನಿಯಂತ್ರಿಸದ ಪ್ರಕರಣಗಳಲ್ಲಿ ಸರ್ಕಾರದ ಪೂರ್ವಾನುಮೋದನೆ ಅಗತ್ಯವನ್ನು ತೆಗೆದುಹಾಕುವ ಮೂಲಕ ಭಾರತಕ್ಕೆ ವಿದೇಶಿ ಹೂಡಿಕೆಯ ಹರಿವನ್ನು ಸುಗಮಗೊಳಿಸುತ್ತದೆ ಮತ್ತು ವೇಗಗೊಳಿಸುತ್ತದೆ. ದಕ್ಷಿಣ ಭಾರತದ ಖ್ಯಾತ ಹಿರಿಯ ನಟಿ ಸಾಹುಕಾರ್ ಜಾನಕಿ ಇಂದು ವಯೋಸಹಜ ಕಾಯಿಲೆಯಿಂದ ನಿಧನರಾಗಿದ್ದಾರೆ. ಅವರಿಗೆ 94 ವಯಸ್ಸಾಗಿತ್ತು. ಅವರ ನಿಧನಕ್ಕೆ ಚಿತ್ರರಂಗ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. 1931 December 12 ಆಂಧ್ರಪ್ರದೇಶದ ರಾಜಮಂಡ್ರಿಯಲ್ಲಿ ಜನಿಸಿದ ಅವರು 1950 ತೆಲುಗಿನ ಸಾಹುಕಾರ್ ಚಿತ್ರದ ಮೂಲಕ ಚಿತ್ರರಂಗ ಪ್ರವೇಶಿಸಿದರು. ಈ ಚಿತ್ರದ ಹೆಸರಿನಿಂದಲೇ ಅವರು ಸಾಹುಕಾರ್ ಜಾನಕಿ ಎಂದು ಪ್ರಸಿದ್ಧರಾದರು. ಕನ್ನಡ, ತೆಲುಗು, ತಮಿಳು ಹಾಗೂ ಮಲಯಾಳಂ ಸೇರಿದಂತೆ ಹಲವು ಭಾಷೆಗಳಲ್ಲಿ ಅವರು ಸುಮಾರು 400 ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ನಾಯಕಿಯಾಗಿ ಮಾತ್ರವಲ್ಲದೆ ಪೋಷಕ ಪಾತ್ರಗಳಲ್ಲಿಯೂ ತಮ್ಮ ಅಭಿನಯ ಪ್ರತಿಭೆಯನ್ನು ಮೆರೆದಿದ್ದಾರೆ. ಕನ್ನಡದಲ್ಲಿ ವರನಟ ಡಾ ರಾಜ್ಕುಮಾರ್ ಅವರೊಂದಿಗೆ ಮಹಿಷಾಸು

ಮರ್ದಿನಿ ಸೇರಿದಂತೆ ಹಲವು ಚಿತ್ರಗಳಲ್ಲಿ ನಟಿಸಿದ್ದಾರೆ. ರಂಗಭೂಮಿಯಲ್ಲಿಯೂ ಸಕ್ರಿಯರಾಗಿದ್ದ ಸಾಹುಕಾರ್ ಜಾನಕಿ ಅವರು ಹಲವು ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ. ತಮ್ಮ ಸುದೀರ್ಘ ಕಲಾ ಸೇವೆಗಾಗಿ ಹಲವು ಪ್ರಶಸ್ತಿ ಮತ್ತು ಗೌರವಗಳಿಗೆ ಪಾತ್ರರಾಗಿರುವ ಅವರು 2022ರಲ್ಲಿ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಭಾರತದ ಕಾಜಲ್ ಧೋಚಕ್ ಸತತ 2ನೇ ಬಾರಿಗೆ 20 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ ಪ್ರಶಸ್ತಿ ಗೆದ್ದಿದ್ದಾರೆ. ಮಹಿಳೆಯರ 76 ಕೆಜಿ ವಿಭಾಗದ

0: ಯೋಶಿಡಾ ವಿರುದ್ಧ 3-5 ಅಂತರದಲ್ಲಿ ಸೋತು ಬೆಳ್ಳಿಗೆ ತೃಪ್ತಿಪಟ್ಟರು. 62 ಕೆಜಿ ವಿಭಾಗದಲ್ಲಿ ಸವಿತಾ ಜಪಾನ್ನ ಸಕುರಾ ಒನಿಶಿ ವಿರುದ್ಧ 2-12 ಅಂತರದಲ್ಲಿ ಸೋತ ನಂತರ ಬೆಳ್ಳಿ ಪದಕ ಗೆದ್ದರು. ಭಾರತದ ಮಾನ್ಸಿ ಲಾಥರ್ 68 ಕೆಜಿ ವಿಭಾಗದ ಫೈನಲ್ನಲ್ಲಿ ಚೀನಾದ ಚೆನ್ಲಿಂಗ್ ಸಾಂಗ್ ಅವರನ್ನು ಎದುರಿಸಲಿದ್ದಾರೆ. ಇದೇ ವೇಳೆ 59 ಕೆಜಿ ರೆಪಿಚೇಜ್ ಸುತ್ತಿನಲ್ಲಿ ಕೋಮಲ್ ಸ್ಪೇನ್ನ ರೋಸಾ ಮೊಲಿನಾ ರೋಡ್ರಿಗಸ್ ಅವರನ್ನು ಎದುರಿಸಲಿದ್ದಾರೆ. ಭಾರತದ ತ್ರಿಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ನವದೆಹಲಿಯಲ್ಲಿ ನಡೆದ BWF ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನ ಮಹಿಳಾ ಡಬಲ್ಸ್ ಸೆಮಿಫೈನಲ್ಗೆ ಲಗ್ಗೆಟ್ಟಿದ್ದಾರೆ. ಭಾರತೀಯ ಜೋಡಿ 4ನೇ ಶ್ರೇಯಾಂಕದ ಚೀನಾದ ಜಿಇ ಫ್ಯಾನ್ ಮತ್ತು ಜಾಂಗ್ಶು ಝಿಯಾನ್ ಅವರನ್ನು 16-21, 21-15, 21-13 ಸೆಟ್ಗಳಿಂದ ಪರಾಭವಗೊಳಿಸಿದರು. ಈ ಗೆಲುವಿನೊಂದಿಗೆ ತ್ರಿಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಪ್ರತಿಷ್ಠಿತ ಚಾಂಪಿಯನ್ಶಿಪ್ನಲ್ಲಿ ಭಾರತಕ್ಕೆ ಪದಕವನ್ನು ಖಚಿತಪಡಿಸಿದ್ದಾರೆ. ಕಳೆದ 15 ವರ್ಷಗಳಲ್ಲಿ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಮಹಿಳಾ ಡಬಲ್ಸ್ ಸ್ಪರ್ಧೆಯಲ್ಲಿ ಇದು ಭಾರತದ ಮೊದಲ ಪದಕವಾಗಿದೆ. ಪಶ್ಚಿಮ ಬಂಗಾಳದ ಸಿಲಿಗುರಿಯಲ್ಲಿರುವ ಸಶಸ್ತ್ರ ಸೀಮಾ ಬಲದ ಪ್ರಧಾನ ಕಚೇರಿಯಲ್ಲಿ ಹಲವಾರು ಯೋಜನೆಗಳನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಉದ್ಘಾಟಿಸಿದರು ಹಾಗೂ ಶಿಲಾನ್ಯಾಸ ನೆರವೇರಿಸಿದರು. ಸಮಾರಂಭದ ನಂತರ ಸಶಸ್ತ್ರ ಸೀಮಾ ಬಲದ ಸಿಬ್ಬಂದಿ ಉದ್ದೇಶಿಸಿ ಮಾತನಾಡಿದ ಅವರು, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಗಡಿ ಭದ್ರತೆಯ ಜವಾಬ್ದಾರಿಯುತ ಸಿಬ್ಬಂದಿಯ ಕಲ್ಯಾಣಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು ಹೇಳಿದರು. ನೇಪಾಳ ಮತ್ತು ಭೂತಾನ್ನಂತಹ ದೇಶಗಳೊಂದಿಗೆ ಗಡಿಗಳನ್ನು ಕಾಯುವ ಸವಾಲಿನ ಕೆಲಸವನ್ನು ಎಸ್ಎಸ್ಬಿ ನಿರ್ವಹಿಸುತ್ತಿದೆ. ಇದು ಅತ್ಯಂತ ಕಠಿಣ ಕರ್ತವ್ಯಗಳಲ್ಲಿ ಒಂದಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಾಹ್ಯಾಕಾಶ ನವೋದ್ಯಮಗಳ ಸಿಇಒ ಸ್ಥಾಪಕರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ. ಭಾರತದ ಅಧ್ಯಕ್ಷತೆಯಲ್ಲಿ ವಿಶಾಖಪಟ್ಟಣದಲ್ಲಿ ನಾಳೆ ಬ್ರಿಕ್ಸ್ ಯುವ ಸಚಿವರ ಸಭೆ. ದಕ್ಷಿಣ ಭಾರತದ ಖ್ಯಾತ ಹಿರಿಯ ನಟಿ ಸಾಹುಕಾರ್ ಜಾನಕಿ ನಿಧನ, ಗಣ್ಯರ ಸಂತಾಪ. 20 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ ಚಿನ್ನದ ಪದಕ ಗೆದ್ದ ಭಾರತದ ಕಾಜಲ್ ಧೋಚಕ್. BWF ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ ಮಹಿಳಾ ಡಬಲ್ಸ್ ವಿಭಾಗದ ಸೆಮಿಫೈನಲ್ಗೆ ತ್ರಿಸಾ ಜಾಲಿ ಗಾಯತ್ರಿ ಗೋಪಿಚಂದ್ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05. ಇದೀಗ ವಿಧಾನಮಂಡಲ ಕಾರ್ಯಕಲಾಪಗಳ ಸಮೀಕ್ಷೆ ಕೇಳಲಿದ್ದೀರಿ.
1: ಅಂತ ಹೇಳ್ದೆ, ಅವರು ಓಕೆ ಮಾಡಿ ಆಯ್ತು ಅಂತಂದ್ಬಿಟ್ಟು ಅವರು ಸೇರಿಸ್ಕೊಂಡ್ರು ಸರ್. ಸರ್ ಅಂದ್ರೆ ಇಡ್ಬೇಕಂದ್ರೆ ಓನ್ ಆಗಿ ಮಾಡಿದ್ರೆ ಸೂಕ್ತ ಇದ್ವು. ನಾವು ಇನ್ನೊಬ್ರು ಕೆಳಗಡೆ ಕೆಲಸ ಮಾಡಿದಾಗ ಪ್ರೈಸ್ ಇರಲ್ಲ ನಮ್ಗೆ, ನಾವ್ ಏನ್ ಹೇಳ್ತೀವಿ ಅನ್ನೋದು ಇದಿರಲ್ಲ. ಏನ್ ಉದ್ದೇಶ ಅಂದ್ರೆ ಬೇರೆಯವ್ರ ಸೇರ್ಕೋಬೇಕಂದ್ರೆ ಒಂದ್ ಮಾತಾಡೋದನ್ ಕಲಿಬೇಕು, ಯಾವ್ದಕ್ ಇಷ್ಟ ಪ್ರೈಸ್ ಹೇಳ್ತಾರೆ ಅನ್ನೋದನ್ ಕಲಿಬೇಕು ಅನ್ನೋ ಉದ್ದೇಶದಿಂದ ಸೇರ್ಕೋಬೇಕಷ್ಟೇ. ಏನಾದ್ರೂ ಓನ ಮಾಡಿದ್ರೆ ಸರ್ ಇದು ನಮ್ಗೆ ಇಂಪ್ರೂವ್ ಆಗೋದು, ನಾವು ಡೆವಲಪ್ ಆಗೋದು, ಬೇರೆಯವರಿಂದ ನಾವು ಏನು ಮಾಡಕ್ಕಾಗಲ್ಲ.
2: ಹಾಗಿದ್ರೆ ಈಗ ಅಥವಾ ಪ್ರಸ್ತುತವಾಗಿ ಒಂದು ಸ್ವಉದ್ಯೋಗನ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಅಥವಾ ತಮ್ಮದೇ ಒಂದು ಮೊಬೈಲ್ ಶಾಪ್ ಸರ್ವಿಸ್ ಅಂಗಡಿಯನ್ನ ಮಾಡೋ ನಿಟ್ಟಿನಲ್ಲಿ ಯಾವ ರೀತಿಯಾದಂತ ತಯಾರಿಯನ್ನು ನಡೆಸ್ತಾ ಇದ್ದೀರಾ?
1: ಸ್ಟಾರ್ಟಿಂಗ್ ಆಗೈತೆ ಸರ್ ನಂದು ಶಾಪು, ಓಪನಿಂಗ್ ಆಗಿ 2 ಮಂತ್ ಆಗೈತೆ ಓಪನಿಂಗ್ ಆಗಿ. ನಾನು ಇವಾಗ ಸಂಸ್ಥೆಗೆ ಒಂದ್ಸಲ ವಿಸಿಟ್ ಮಾಡದ ಅನ್ಕೊಂಡಿದ್ದೀನಿ ಸರ್.
2: ಈಗ ತಮ್ಗೆ ಎಷ್ಟು ಖುಷಿ ಇದೆ ತರಬೇತಿ ಪಡ್ಕೊಂಡಿರೋ, ಈ ತರಬೇತಿ ಪಡ್ಕೊಂಡಿದ್ದು ತಮ್ಗೆ ಎಷ್ಟು ಅನುಕೂಲ ಆಗಿದೆ
1: ಅಂದ್ರೆ ಜಾಸ್ತಿನೇ ಖುಷಿ. ಯಾಕಂದ್ರೆ ನಾನು ಒಂದು ಬಿಸ್ನೆಸ್ ಮಾಡ್ಬೋದಲ್ಲ, ಬೇರೆಯವ್ರ ಕೆಳಗಡೆ ಇಲ್ದೇನೆ ಒಂದು ಸ್ವಯಂ ಉದ್ಯೋಗ ನಾನೇ ನಡೆಸ್ಬೋದಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರ್ತದೆ ಸರ್. ಹಂಗಾಗಿ ನನಗೆ ತುಂಬಾ ಖುಷಿ ಆಯ್ತು. ನಮ್ ಫ್ರೆಂಡ್ ಹೇಳಿದ್ದಕ್ಕೂ ಒಂಥರ ಖುಷಿ ಆಯ್ತು. ಅವರು ಮಾಡಿದ್ರು, ಅವರು ಇವಾಗ ಮಾಡ್ತೀನಿ ಅಂತ ಇದಾರೆ ಸರ್. ನಮ್ ಫ್ರೆಂಡ್ ಅಂಗಡಿನ ಶಾಪ್ ಮಾಡ್ತೀನಿ, ನಾನು ವಿಸಿಟ್ ಮಾಡ್ತೀನಿ ಸಂಸ್ಥೆಗೆ ಅಂತಿರು ಸರ್.
2: ಬಹಳ ಸಂತೋಷ ಮದನ್ ಅವರ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವೇನು ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಧಾರ ಕೇಂದ್ರದಲ್ಲಿ ವೃತ್ತಿಪರ ತರಬೇತಿಗಳಲ್ಲಿ ಒಂದಾದಂತಹ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡೆದು ಪ್ರಸ್ತುತ ಈ ವಿಷಯದಲ್ಲಿ ಒಂದು ತಮ್ಮ ಒಂದು ಜ್ಞಾನವನ್ನು ಹೆಚ್ಚಿಸಿಕೊಂಡು ಸ್ವಉದ್ಯೋಗವನ್ನು ಮಾಡೋ ನಿಟ್ಟಿನಲ್ಲಿ ಈ ಒಂದು ತರಬೇತಿ ಎಷ್ಟೆಲ್ಲ ಅವಕಾಶವನ್ನು ಮಾಡಿಕೊಟ್ಟಿದೆ ಅನ್ನೋದು ಕುರಿತು ತಮ್ಮ ಯಶೋಗಾತಿಯ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ತುಂಬಿದ ಧನ್ಯವಾದಗಳು ಮದನ್ ಅವರೇ.
1: ಧನ್ಯವಾದಗಳು.
2: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನದ ಕೇಂದ್ರದಲ್ಲಿ ಸಿಕ್ತಿರುವಂತಹ ವೃತ್ತಿಪರ ಕೌಶಲ್ಯಾಧಾರಿತ ತರಬೇತಿಗಳಲ್ಲಿ ಒಂದಾದಂತಹ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡೆದು ಈ ವಿಷಯದಲ್ಲಿ ತಮ್ಮ ಒಂದು ಜ್ಞಾನ ಹಾಗೂ ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳುವ ಮುಖಾಂತರ ಪ್ರಸ್ತುತ ಸ್ವಉದ್ಯೋಗವನ್ನು ಮಾಡೋ ನಿಟ್ಟಿನಲ್ಲಿ ಒಂದು ಹೆಜ್ಜೆಯನ್ನು ಇಡ್ತಿರುವಂತಹ ಯುವ ಪ್ರತಿಭೆಯಾದಂತಹ ಮೈಸೂರು ತಾಲೂಕಿನ ವಾಜಮಂಗ್ಲ ಗ್ರಾಮದ ಶ್ರೀಯುತ ಮದನ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿ ಅವ್ರಿಗೆ ಕೇಳ್ತಾ ಇರಿ ಜನಧ್ವನಿ.

ಇದುವರೆಗೂ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ವಿಆರ್ಎಲ್ಸಿ ಕೆಂಚನಳ್ಳಿ ಕೇಂದ್ರದಲ್ಲಿ ಮೊಬೈಲ್ ರಿಪೇರಿ ತರಬೇತಿ ಪಡೆದು ಸ್ವ ಉದ್ಯೋಗ ಮಾಡುತ್ತಿರುವ ಅನುಭವ ಕುರಿತು ಮೈಸೂರಿನ ವಾಜಮಂಗಲ ಗ್ರಾಮದ ಶ್ರೀ ಮದನ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

ಈ ಲೋಕದಲ್ಲಿ ಎಷ್ಟೇ ಸೌಂದರ್ಯವಿರಲಿ, ಸಂಪತ್ತಿರಲಿ, ಅತೃಪ್ತಿಯ ಹಾವು ಹೆಡೆಯಾಡುತ್ತಲೇ ಇರುತ್ತದೆ. ಇಂತಹ ಸನ್ನಿವೇಶದಲ್ಲಿ ತೃಪ್ತಿಯ ಪ್ರತಿಮೆಯೊಂದನ್ನು ಕವಿ ನಮ್ಮ ಮುಂದೆ ಇಡುತ್ತಾರೆ. ನಿತ್ಯ ನಮ್ಮ ಕಣ್ಣುದರಿಗೆ ನಡೆದರೂ ಇಲ್ಲಿನ ಗುಬ್ಬಿಗಳ ಜೋಡಿಯನ್ನು ಕವಿದೃಷ್ಟಿ ಕಂಡಿರುವ ರೀತಿಯೇ ಬೇರೆ. ಈ ಕವನ ತೃಪ್ತಿ ಎಂಬ ಪದಕ್ಕೆ ಬರೆದ ವ್ಯಾಖ್ಯಾನ.

ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಶ್ರೀ ವರಮಹಾಲಕ್ಷ್ಮಿ ವ್ರತಾಚರಣೆಯ ವಿಶೇಷ ಕಾರ್ಯಕ್ರಮದಲ್ಲಿ ಶ್ರೀ ವರಮಹಾಲಕ್ಷ್ಮಿ ವ್ರತಾಚರಣೆಯ ಪೌರಾಣಿಕ ಹಿನ್ನೆಲೆ, ವಿಧಾನ ಹಾಗೂ ಮಹತ್ವ ಕುರಿತು ಸರಗೂರಿನ ಅರ್ಚಕರು ಹಾಗೂ ಜ್ಯೋತಿಷಿಗಳಾದ ಡಾಕ್ಟರ್ ಹರೀಶ್ ಭಾರದ್ವಾಜ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಶ್ರೋತೃಗಳೇ, ತಮ್ಮೆಲ್ಲರಿಗೂ ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ನಮ್ಮ ವರಮಹಾಲಕ್ಷ್ಮಿ ಹಬ್ಬ ಅಥವಾ ವ್ರತವು ಹಿಂದೂ ಧರ್ಮದ ಹಬ್ಬಗಳಲ್ಲಿ ಒಂದು ವಿಶೇಷವಾದ ಹಬ್ಬವಾಗಿದೆ. ಲಕ್ಷ್ಮೀ ದೇವಿಯು ವರಗಳನ್ನು ದಯಪಾಲಿಸುವುದರಿಂದ ಹಾಗೂ ಶ್ರೇಷ್ಠಳಾಗಿರುವುದರಿಂದ ಆಕೆಯನ್ನು ವರಮಹಾಲಕ್ಷ್ಮಿ ಎಂದು ಕರೆಯುತ್ತಾರೆ. ಒಮ್ಮೆ ದೇವತೆಗಳು ಮತ್ತು ದಾನವರು ಅಮೃತಕ್ಕಾಗಿ

0: ಕ್ಷೀರ ಸಮುದ್ರವನ್ನ ಮತಿಸುತ್ತಿದ್ದಾಗ ಸಂಪತ್ ಸ್ವರೂಪಿಣಿಯಾಗಿ ಮಹಾಲಕ್ಷ್ಮೀ ದೇವಿಯು ಆ ಕ್ಷೀರ ಸಮುದ್ರದಿಂದ ಆವಿರ್ಭವಿಸುತ್ತಾಳೆ ಎಂದು ನಮ್ಮ ಹಿಂದೂ ಧರ್ಮದ ಪುರಾಣಗಳಿಂದ ತಿಳಿದು ಬಂದಿದೆ. ಈ ಮಹಾಲಕ್ಷ್ಮಿಯ ಹಬ್ಬವೇ ವರಮಹಾಲಕ್ಷ್ಮಿ ವ್ರತ. ಈ ವರಮಹಾಲಕ್ಷ್ಮಿ ಹಬ್ಬದ ಅಥವಾ ವ್ರತದ ಕುರಿತು, ಈ ವ್ರತದ ಪೌರಾಣಿಕ ಹಿನ್ನೆಲೆ ಮತ್ತು ಆಚರಣೆ, ವಿಧಾನ ಮತ್ತು ಮಹತ್ವ, ಈ ಎಲ್ಲ ವಿಚಾರಗಳ ಕುರಿತು ಒಂದಿಷ್ಟು ಮಾಹಿತಿಯನ್ನು ನೀಡಲು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರಿನ ಶ್ರೀ ಚಿಕ್ಕದೇವಮ್ಮ ದೇವಾಲಯ ಹಾಗೂ ಶ್ರೀ ಕೋದಂಡರಾಮ ದೇವಾಲಯದ ಪ್ರಧಾನ ಅರ್ಚಕರಾದಂಥ ಡಾಕ್ಟರ್ ಹರೀಶ್ ರವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ.
1: ಧನ್ಯವಾದಗಳು.
0: ಮೊದಲಿಗೆ ತಮ್ಮ ಕೂಡ ವರಮಹಾಲಕ್ಷ್ಮಿ ವ್ರತದ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ.
1: ಖಂಡಿತ, ನಿಮಗೆ ಮತ್ತು ನಮ್ಮ ಎಲ್ಲ ಕೇಳುಗರ ಶ್ರೋತೃಗಳಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.
0: ನಮ್ಮ ಹಿಂದೂ ಧರ್ಮದ ಹಲವಾರು ಹಬ್ಬಗಳು ವ್ರತಗಳಲ್ಲಿ ಅಂತ ನಾವು ಗಮನಿಸಿದಂಥ ಸಂದರ್ಭದಲ್ಲಿ ಈ ವರಮಹಾಲಕ್ಷ್ಮಿ ಹಬ್ಬ ಅನ್ನೋಂಥದ್ದು ಭಾಳ ಪ್ರಮುಖ ಹಾಗೂ ಪವಿತ್ರವಾದಂಥ ವ್ರತ ಅಂತ ನಾನು ಭಾವಿಸ್ತೀನಿ. ಆ ನಿಟ್ಟಿನಲ್ಲಿ ಈ ವರಮಹಾಲಕ್ಷ್ಮಿ ವ್ರತದ ಪೌರಾಣಿಕ ಹಿನ್ನೆಲೆ ಮತ್ತು ಇದರ ವಿಶೇಷತೆಯನ್ನು ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ತಿಳಿಸ್ಕೊಡಿ.
1: ಖಂಡಿತ, ಹಿಂದೂ ಧರ್ಮದಲ್ಲಿ ಎಲ್ಲ ವ್ರತಗಳು ತುಂಬ ಮಹತ್ವವನ್ನೇ ಪಡೆದಿರೋಂಥದ್ದು. ಯಾಕೆಂದರೆ ಇವಾಗ ಸ್ವರ್ಣಗೌರಿ ವ್ರತ ತುಂಬ ಮಹತ್ವ ಪಡೆದಿರೋಂಥ ಗೌರಿ ಹಬ್ಬ ಅಂತ ಹೇಳ್ತೀವಿ ಅದನ್ನ, ಎಲ್ಲ ಹೆಣ್ಮಕ್ಳು ಸಹ ಮಾಡೋ ಅಂಥದ್ದು. ಮಂಗಳ ಗೌರಿ ವ್ರತ, ಮದುವೆ ಆದಂಥ ಹೆಣ್ಮಕ್ಳು ಮಾಡೋ ಅಂಥದ್ದು ಮಂಗಳ ಗೌರಿ ವ್ರತ ಅಂತ, 16 ವರ್ಷ ಅದನ್ನು ಮಾಡಬೇಕು ಅಂತ ಇರೋದಂಥದ್ದು. ಆಮೇಲೆ ಭೀಮನ ಅಮಾವಾಸ್ಯ ವ್ರತ ಅಂತ, ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಹೇಳ್ತೀವಿ ಅದನ್ನು ನಾವು, ಜ್ಯೋತಿರ್ಭೀಮೇಶ್ವರ ವ್ರತ. ಇದೆಲ್ಲ ವ್ರತಗಳು ಮಹತ್ವವಾಗಿರೋಂಥದ್ದು ನಮಗೆ. ಸತ್ಯನಾರಾಯಣ ಸ್ವಾಮಿ ವ್ರತ, ಪ್ರಮುಖವಾಗಿ ಸತ್ಯನಾರಾಯಣ ಸ್ವಾಮಿ ವ್ರತ. ಈ ಥರ ಎಲ್ಲ ವ್ರತಗಳು ಪ್ರಮುಖವಾಗಿರೋಂಥದ್ದು ನಮ್ಗೆ ಹಿಂದೂ ಧರ್ಮದಲ್ಲಿ ಎಲ್ಲ ವ್ರತಗಳು ಅದೇ ಆದ ವಿಶೇಷಗಳನ್ನು ಪಡೆದಿರೋಂಥದ್ದು. ವರಮಹಾಲಕ್ಷ್ಮಿ ವ್ರತ ಅದರಲ್ಲಿ ತುಂಬ ವಿಶೇಷ. ತುಂಬ ವಿಶೇಷ ಅಂತಂದರೆ ಅಮ್ಮನವರು ಉದ್ಭವ ಕ್ಷೀರಸಾಗರ ಮಂಥನ ಮಾಡಬೇಕಾದ್ರೆ ಹಲ ಹಲ ಅದೆಲ್ಲ ಅದ್ಬಂದ್ಮೇಲೆ ಅಮ್ಮನವರು ಉದ್ಭವ ಆಗಿರೋಂಥದ್ದು ಆ ಸಮಯ. ಈ ವರಮಹಾಲಕ್ಷ್ಮಿ ವ್ರತ ಅಂತಂದರೆ ಇದರದು ಪೌರಾಣಿಕ ಹಿನ್ನೆಲೆ ಏನು, ಮತ್ತು ಇದನ್ನು ಯಾರು ಆಚರಿಸ್ತಾರೆ, ಯಾರ್ಯಾರು ಆಚರಿಸ್ಬಹುದು, ಯಾವ ಸಮಯದಲ್ಲಿ ಆಚರಣೆ ಮಾಡಬೇಕು, ಇದರದು ಆಚರಣೆಯ ವಿಧಾನಗಳು ಹೇಗೆ, ಇದೆಲ್ಲವನ್ನು ಹೇಳೋಣ. ಏನಂದರೆ ಮೊದಲನೆಯದಾಗಿ ವರಮಹಾಲಕ್ಷ್ಮಿ ವ್ರತ ಅಂದ್ರೇನು, ವರಮಹಾಲಕ್ಷ್ಮಿ ಹೆಸರಲ್ಲೇ ಬಂದಂಗೆ ವರಮಹಾಲಕ್ಷ್ಮಿ ಅಂತ. ಅಮ್ಮನವ್ರಿಗೆ ಒಂದು ವಿಶೇಷವಾದಂಥ ಒಂದು ಶಕ್ತಿ, ಯಾರಿಗೆ, ಮಹಾಲಕ್ಷ್ಮಿಗೆ ವರ ಕೊಡೋಕ್ಕೆ. ಈ ಎಲ್ಲದೂ ನಮ್ಮ ತ್ರಿಶಕ್ತಿಗಳಿಗೆ ಎಲ್ಲದಕ್ಕೂ ಇದೆ, ಆದರೆ ವಿಶೇಷವಾಗಿ ಧನ ಕನಕ ಅಂತಂದರೆ ಅಮ್ಮನವ್ರನ್ನೇ ನಾವು ಜ್ಞಾಪಕ ಮಾಡ್ಕೊಳ್ಳೋದು, ಲಕ್ಷ್ಮಿನೇ ನಾವು ಜ್ಞಾಪಕ ಮಾಡ್ಕೊಳ್ಳೋ ಅಂಥದ್ದು. ಏನೇ ಮಾಡಿದ್ರು ಶುಕ್ರವಾರ ದಿನ ಲಕ್ಷ್ಮಿ ಪೂಜೆ ಮಾಡಿಬಿಡು, ಎಲ್ಲ ಸರಿ ಹೋಗ್ಬಿಡುತ್ತೆ ಈ ಥರ. ಅದರಲ್ಲಿ ವಿಶೇಷವಾಗಿ ವರಮಹಾಲಕ್ಷ್ಮಿ ಬರೋದಂಥದ್ದು ತುಂಬ ಅನುಕೂಲ. ಇದು ಶ್ರಾವಣ ಮಾಸದ ಪೌರ್ಣಮಿಯ ಹಿಂಭಾಗದ ಶುಕ್ರವಾರದ ದಿನ ನಾವು ಮಾಡಬೇಕು ಅಂತ ಇರೋಂಥದ್ದು. ಯಾತಕ್ಕೆ ದಿನ ಶುಕ್ರವಾರನೇ ಮಾಡಬೇಕು ಅಂತಂದರೆ ಪುರಾಣದಲ್ಲೇ ಬಂದಿದೆ ಇದು. ಇದ್ರ ಏನು ಹಿನ್ನೆಲೆ ಅಂತಂದರೆ ಕೈಲಾಸದಲ್ಲಿ ಶಿವ ಪಾರ್ವತಿ ಇಬ್ಬರೂ ಮಾತಾಡ್ತಾ ಇದ್ದಾಗ, ಅಂದರೆ ಸಂವಾದ ನಡೆಸ್ತಿದ್ದಾಗ ಪಾರ್ವತಿ ಕೇಳ್ತಾಳಂತೆ ಶಿವನ್ನ, ಭಗವಂತ ಎಲ್ಲ ಥರದ್ರಲ್ಲೂ ದೀರ್ಘ ಸೌಮಂಗಲ್ಯ ಕೊಡೋ ಅಂಥದ್ದು, ಧನ ಕನಕಾದಿ ವಸ್ತು ವಾಹನಾದಿಗಳನ್ನ ಐಶ್ವರ್ಯಗಳನ್ನ ಕೊಡೋ ಅಂಥದ್ದು, ಮತ್ತು ಎಲ್ಲದರಲ್ಲೂ ಒಳ್ಳೇದಾಗ ಅಂಥದ್ದು, ಈ ವ್ರತ ಯಾವ್ದಾದ್ರು ಒಂದಿದ್ರೆ ಹೇಳಿ. ಅವಾಗ ಪರಮಾತ್ಮ ಹೇಳ್ತಾನಂತೆ, ಎಲ್ಲ ವ್ರತಗಳಲ್ಲೂ ಈ ನೀನು ಏನು ಕೇಳಿದೆ ಅದಂತ ಕೊಡುವಂಥ ವ್ರತ ಒಂದಿದೆ, ಅದೇ ವರಮಹಾಲಕ್ಷ್ಮಿ ವ್ರತ ಅಂತ ಭಗವಂತ ಹೇಳ್ತಾನೆ. ಇದೆಲ್ಲ ಥರದ್ರಲ್ಲೂ ವರ ಕೊಡುವಂಥದ್ದು, ನಾವು ಅಂದ್ಕೊಂಡಿದ್ದ ಕೆಲಸನ ಫಲ ಕೊಡೋಂಥದ್ದು ವ್ರತನೇ ಈ ವರಮಹಾಲಕ್ಷ್ಮಿ ವ್ರತ ಅಂತ. ಪುರಾಣದಲ್ಲಿ ಪರಮೇಶ್ವನಿಂದ ಪಾರ್ವತಿಗೆ ಗೊತ್ತಾಗಿದ್ದಂಥದ್ರು ವರಮಹಾಲಕ್ಷ್ಮಿ ಅಂದರೆ ಯಾವಾಗ ಮಾಡಬೇಕು ಅಂತ ಶಿವನಿಂದನೇ ಪಾರ್ವತಿಗೆ ಗೊತ್ತಾಗಿರುವಂಥದ್ದು. ಇದು ಪಾರ್ವತಿ ಕೇಳ್ತಾರಂತೆ ಶಿವನ್ನ, ಯಾವ ಸಮಯದಲ್ಲಿ ಮಾಡಬೇಕು ಅಂತ ಈ ರಥನ, ವರಮಹಾಲಕ್ಷ್ಮಿ ರಥನ ಯಾವ ಸಮಯದ ವರಮಹಾಲಕ್ಷ್ಮಿ ರಥ ಮಾಡಬೇಕು ಅಂತ ಶಿವ ಹೇಳಿದಾಗ, ಪಾರ್ವತಿ ಯಾವ ಸಮಯದಲ್ಲಿ ಮಾಡಬೇಕು ಇದು ಅಂತ ಕೇಳಿದಾಗ, ಶಿವ ಹೇಳ್ತಾನಂತೆ ಶ್ರಾವಣ ಮಾಸ ತುಂಬ ಒಳ್ಳೆ ಮಾಸ, ಆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಅಂದರೆ ಪೌರ್ಣಮಿ ಬರುತ್ತಲ್ಲ, ಆ ಪೌರ್ಣಮಿಯ ಹಿಂಭಾಗದ ಶುಕ್ರವಾರದಲ್ಲಿ ನಾವು ಈ ರಥನ ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕೆ ಅಂತಂದರೆ ಪೌರ್ಣಮಿಗೆ ಒಂದು ಶಕ್ತಿ ಇರುತ್ತೆ, ಚಂದ್ರನಿಗೆ ಒಂದು ಶಕ್ತಿ ಇರುತ್ತೆ, ಪೌರ್ಣಮಿಲಿ ಪೂರ್ಣ ಚಂದ್ರ ಇರ್ತಾನೆ ಅದಕ್ಕೆ ಒಂದು ಶಕ್ತಿ ಇರುತ್ತೆ. ಆ ಶಕ್ತಿ ಹತ್ತತ್ರದಲ್ಲಿ ಏನಾಗುತ್ತೆ ಅಂದರೆ ತ್ರಯೋದಶಿ ಅಥವಾ ಚತುರ್ದಶಿ ಈ ಸಮಯಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬರೋಂಥದ್ದು. 90% ತ್ರಯೋದಶಿಲಿ ವರಮಹಾಲಕ್ಷ್ಮಿ ಹಬ್ಬ ಬರೋಂಥದ್ದು. ಈ ತ್ರಯೋದಶಿ ಸಮಯದಲ್ಲಿ ಪೂರ್ಣ ಚಂದ್ರನಾಗಿರ್ತಾನೆ ಅಂತ ಅವನು, ಅದಕ್ಕೆ ಒಂದು ಬಲ ಇರುತ್ತೆ ಅಂತ, ಚಂದ್ರನಿಗೆ ಬಲ ಇರುತ್ತೆ. ಚಂದ್ರ ಏನು ಅಂತಂದರೆ ಅದಕ್ಕೆ ಅಧಿದೇವತೆಗಳು ಯಾರು ಅಂದರೆ ದುರ್ಗಿ, ಲಕ್ಷ್ಮಿ ಈ ಥರ, ಅಂದರೆ ಹೆಣ್ಣು ದೇವರುಗಳಿಗೆ ಇಂಡಿಕೇಟ್ ಮಾಡೋ ಅಂಥದ್ದು ಚಂದ್ರ. ಅವಾಗ ಅವನ ಪೂರ್ಣ ಬಲ ಇದ್ದಾಗ ಪೌರ್ಣಮಿ ಸಮಯದಲ್ಲಿ ನಾವೆಲ್ಲ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ಭಗವಂತ ಏನು ಹೇಳೋದು ಅಂದರೆ, ಪೌರ್ಣಮಿಯ ಹಿಂಭಾಗದಲ್ಲಿ ಬರುವಂಥ ಶುಕ್ರವಾರ ಈ ವ್ರತನ ಮಾಡಬೇಕು ಅಂತ ಹೇಳ್ತಾರೆ.

0: ಅವಾಗಿಂದನೂ ಪುರಾಣದಲ್ಲಿ ನಡ್ಕೊಂಬಂದಿರೋದ್ರಿಂದ, ಭಗವಂತನಿಂದ ನಮಗೆ ಅದು ಅನುಗ್ರಹ ಆಗಿರೋದ್ರಿಂದ, ಭಗವಂತನಿಂದ ನಮಗೆ ತಿಳಿದಿರೋದ್ರಿಂದ ನಾವು ಆ ಶುಕ್ರವಾರದಲ್ಲೇ ಮಾಡಬೇಕದನ್ನ. ಯಾಕೆ ಅಂದರೆ 90 ಭಾಗದಲ್ಲಿ ನಾವು ಲಕ್ಷ್ಮೀ ಪೂಜೆ ಮಾಡೋದೇ ಶುಕ್ರವಾರ. ಅದು ಯಾವ ಶುಕ್ರವಾರ ಮಾಡಬೇಕು ಅಂತ ಭಗವಂತ ಹೇಳಿದ್ದಾನೆ. ಯಾವ ಶುಕ್ರವಾರ? ಪೌರ್ಣಮಿಯಲ್ಲೇ ಹಿಂಭಾಗದ ಬರುವಂಥ ಶುಕ್ರವಾರದಲ್ಲಿ ಮಾಡಿ ಅಂತ. ಅದರಿಂದನೇ ಅದು ಶ್ರಾವಣ ಮಾಸದ ಪೌರ್ಣಮಿ ಹಿಂಭಾಗ ಶುಕ್ರವಾರದಲ್ಲಿ ನಾವು ನಡ್ಸ್ಕೊಂಬರೋಂಥದ್ದು, ಅವಾಗಿಂದನೂ ರೂಢಿ ಮಾಡ್ಕೊಂಬಂದಿರೋಂಥ ಪದ್ಧತಿ ಇದು. ಇದರ ಹಿನ್ನೆಲೆ ಏನು ಅಂತಂದರೆ, ವಿದರ್ಭ ದೇಶದ ಕುಂಡನಿ ಅಂದ್ಬಿಟ್ಟು ಒಂದು ನಗರ, ಆ ನಗರದಲ್ಲಿ ಒಬ್ಬಳು ಚಾರುಮತಿ ಅಂತ ಒಬ್ಬಳು ಸ್ತ್ರೀ ಇರ್ತಾಳೆ. ಅವಳು ಎಲ್ಲ ಥರದ್ರಲ್ಲೂ ಅತ್ತೆ ಮಾವ ಮತ್ತು ಅವ್ರ ತಂದೆ ತಾಯಿ ಗಂಡ ಇದ್ದಂಥ ಬಂಧು ಬಳಗ ಎಲ್ಲರನ್ನೂ ಅವಳು ಸತ್ಕಾರಗಳು ಮಾಡಿ ಅವ್ರನ್ನ ಪೂಜ್ಯ ಭಾವನೆಯಿಂದ ನೋಡಿ ಬಂದಂಥ ಬಂಧುಗಳನ್ನ ಊರಲ್ಲಿರುವಂಥವ್ರನ್ನ ಎಲ್ಲರನ್ನೂ ಅವಳು ಸತ್ಕಾರ ಮಾಡಿ ತುಂಬ ಪೂಜ್ಯ ಭಾವನೆಯಿಂದ ನೋಡ್ತಾ ಇರ್ತಾಳೆ. ಯಾರಿಗೂ ಮನಸ್ಸಿಗೆ ನೋವು ಮಾಡದೆ ಏನೂ ಮಾಡದೆ ಇರುವಂಥ ಸಾಧು ಸ್ತ್ರೀ ಅವಳು ತುಂಬ ಬಡತನದಲ್ಲಿರ್ತಾಳೆ. ಒಂದಿನ ಏನಾಗುತ್ತೆ, ಅವಳಿಗೆ ಸ್ವಪ್ನದಲ್ಲಿ ತಾಯಿ ವರಮಹಾಲಕ್ಷ್ಮಿ ಕಾಣಿಸ್ಕೋತಾಳೆ. ಸ್ವಪ್ನದಲ್ಲಿ ಅವಳಿಗೆ ಹೇಳ್ತಾಳೆ, ನಾನು ವರಮಹಾಲಕ್ಷ್ಮಿ ಬಂದಿದ್ದೇನೆ, ನಿನಗೆ ಏನು ವರ ಬೇಕು ಅದನ್ನು ನಾನು ಕೊಡೋಕ್ಕೆ ನಾನು ಇದಾಗಿದ್ದೀನಿ, ನಿನ್ನ ಮಾಡುವಂಥ ಕಾರ್ಯಗಳಿಂದ ನಿನ್ನ ಸತ್ಕರ್ಮಗಳಿಂದ ನನಗೆ ವರ ಕೊಡಬೇಕು ಅಂತ ನನಗೆ ಮನಸ್ಸಾಗಿದೆ, ನಾನು ನಿನಗೆ ಕೊಡ್ತಾ ಇದ್ದೀನಿ, ನೀನು ಏನು ಮಾಡಬೇಕು ಅಂತಂದರೆ ಶ್ರಾವಣ ಮಾಸದ ಹಿಂಭಾಗದ ಶುಕ್ರವಾರದಲ್ಲಿ ಬರುವಂಥ ಹಿಂಭಾಗದ ಶುಕ್ರವಾರದಲ್ಲಿ ನನ್ನನ್ನು ಪೂಜೆ ಮಾಡು, ನೀನು ಅಂದ್ಕೊಂಡಿದ್ದಂಥ ಕೆಲಸಗಳನ್ನ ನಾನು ಮಾಡಿ ನಿನಗೆ ಬೇಕಾದಂಥ ಏನು ನಿನ್ನ ಇಷ್ಟಾರ್ಥಗಳು ಬರುವಂಥದ್ದನ್ನ ನಾನು ನಿನಗೆ ಆಶೀರ್ವಾದ ಮಾಡಿ ವರ ಕೊಡ್ತೀನಿ ಅಂತ ಹೇಳು. ಇವಳಿಗೆ ಆಶ್ಚರ್ಯ ಆಗ್ಬಿಡುತ್ತಂತೆ. ಸಡನ್ನಾಗಿ ರಾತ್ರಿ ಮಲಗಿದ್ದಂಥ ಕನಸಿಂದ ಎದ್ದು ಅಲ್ಲಿದ್ದಂಥ ಮನೆಯಲ್ಲಿದ್ದಂಥ ಬಂಧುಗಳಿಗೆ ಮತ್ತು ಅವ್ರ ಗಂಡಂಗೆ ಅತ್ತೆ ಮಾವರಿಗೆ ಎಲ್ಲರಿಗೂ ಹೇಳ್ತಾಳಂತೆ, ಈ ಥರ ಕನಸಲ್ಲಿ ಹಿಂಗೆ ಮಹಾಲಕ್ಷ್ಮಿ ತಾಯಿ ಬಂದಿದ್ದು, ಈ ಥರ ನನಗೆ ಕನಸು ಬಿತ್ತು ಅಂತ. ಎಲ್ಲರೂ ನೀನೇ ಪುಣ್ಯವಂತೆ, ಯಾಕೆಂದರೆ ಅಮ್ಮನವ್ರನ್ನ ಕಾಣೋದು ಅಂತಂದರೆ ಸುಲಭ, ಯಾಕೆಂದರೆ ಎಲ್ಲಿ ಅಮ್ಮನವ್ರನ್ನ ಹೊಲಿಸ್ಕೋಬೇಕು ಅಂದರೆ ತುಂಬ ಕಷ್ಟ, ಎಲ್ಲಿ ಮಡಿ ಮೈಲಿಗೆ ಶುಚಿತ್ವಗಳಿರಲ್ವ ಅಲ್ಲಿ ಲಕ್ಷ್ಮಿ ಇರಲ್ಲ ಅಂತ ಹೇಳ್ತಾರೆ. ಅದರಿಂದ ಅವಳಿಗೆ ಹೊಲ್ದಿದ್ದಾರೆ ಅಂತಂದರೆ ಅದೊಂದು ವಿಶೇಷನೇ. ಅವರು ಹಾಗೆ ಪಾಪ ಎಲ್ಲ ಖುಷಿಪಟ್ಟು ನೀನು ಮಾಡ್ದಂಗೆ ಅಮ್ಮನವ್ರು ಹೇಳ್ದಂಗೆ ಆ ರಥ ಮಾಡು ಅಂತ ಹೇಳ್ತಾರಂತೆ. ಆ ರಥನ ಅವಳು ಶ್ರಾವಣ ಮಾಸದ ಪೌರ್ಣಮಿಯ ಹಿಂದಿನ ಶುಕ್ರವಾರದಲ್ಲಿ ಮಾಡ್ತಾಳಂತೆ. ಮಾಡಿದಾಗ ಅವಳಿಗೆ ಬೇಕಾದಂಥ ಫಲಗಳೆಲ್ಲ ಸಿಕ್ಕಿ ಅವಳು ಇದ್ದಂಥ ಕಷ್ಟಗಳೆಲ್ಲ ನೀಗಿ ಅವಳಿಗೆ ಏನು ಭಗವಂತ ಏನು ಅಮ್ಮವರು ಏನು ಕೊಡಬೇಕು ಅದೆಲ್ಲ ಕೊಟ್ಟು ಲಾಸ್ಟಲ್ಲಿ ಅವಳ ಅವಸಾನ ಕಾಲ ಅಂದರೆ ಸಾಯೋ ಸಮಯದಲ್ಲಿ ವಿಷ್ಣುವಿನ ಲೋಕಕ್ಕೆ ಅವಳು ಹೋಗ್ತಾಳೆ ಅಂತ ಪುರಾಣದಲ್ಲಿ ಪಾರ್ವತಿಗೆ ಶಿವ ಹೇಳಿದಂಥ ಕತೆ. ಇದು ಪುರಾಣದ ಹಿನ್ನೆಲೆ. ಈ ಇದನ್ನ ಹೇಗೆ ಮಾಡಬೇಕು ಅಂತಂದರೆ, ಅವತ್ತಿನ ದಿನ ಬೆಳಗ್ಗೆ ಎದ್ದು ನಾವು ಸ್ನಾನ ಮಾಡಿ ಮಡಿಯಿಂದ, ಮಡಿ ಅಂತಂದರೆ ಶುದ್ಧವಾದ ಅಂದರೆ ಒಗ್ದಿರೋಂಥ ಬಟ್ಟೆಗಳು, ಶುಭ್ರವಾದ ಬಟ್ಟೆಗಳನ್ನ ಹಾಕ್ಕೊಂಡು ಮನೆಯಲ್ಲಿ ಇರುವಂಥ ಜಾಗ ಆ ಜಾಗನ ಕ್ಲೀನ್ ಮಾಡಿಕೊಂಡು ನಾವು ಎಷ್ಟೋ ಸತಿ ಹೇಳ್ತೀವಿ ಕೆಲವೊಂದು ಪದ್ಧತಿಗಳನ್ನ ನಾವು ಮಾಡ್ಕೊಂಬಿಟ್ಟಿದ್ದೀವಿ. ಏನು ಅಂತಂದರೆ ಪೂರ್ವಾಭಿಮುಖವಾಗಿ ದೇವ್ರನ್ನ ಕೂರಿಸ್ಬೇಕು, ಉತ್ತರಕ್ಕೆ ದೇವ್ರನ್ನ ಕೂರಿಸ್ಬೇಕು, ಪಶ್ಚಿಮಕ್ಕೆ ದೇವ್ರು ಕೂರಿಸ್ಬಾರ್ದು ತೊಂದರೆ ಆಗ್ಬಿಡುತ್ತೆ, ದಕ್ಷಿಣಕ್ಕೆ ದೇವ್ರು ಕೂರಿಸ್ಬಾರ್ದು ತೊಂದರೆ ಆಗ್ಬಿಡುತ್ತೆ. ಅದು ಖಂಡಿತ ಇಲ್ಲ, ದೇವರಿಗೆ ದಿಕ್ಕೇ ಇಲ್ಲ. ದೇವತೋ ಸರ್ವತೋ ಮುಖ ಅಂತ, ಯಾವ ಕಡೆ ದೇವರಿಲ್ಲ ಹೇಳಿ?
1: ಹೌದು
0: ಅಲ್ವಾ? ದೇವತೋ ಸರ್ವತೋ ಮುಖ ಅಂತ, ಯಾವ ಕಡೆ ಬೇಕಾದ್ರೂ ದೇವ್ರನ್ನ ಕೂರಿಸ್ಬೋದು. ಆದರೆ ಪೂಜೆ ಮಾಡೋ ಅಂತ ವ್ಯಕ್ತಿ ಯಾವತ್ತೂ, ಈಗ ಒಬ್ರು ಯಾರು ದೇವ್ರ ಮನೆಯಲ್ಲಿ ಕೂತ್ಕೊಂಡು ಪೂಜೆ ಮಾಡ್ತಾನಲ್ಲ, ಆ ವ್ಯಕ್ತಿ ಇಲ್ಲ ಪೂರ್ವಾಭಿಮುಖವಾಗಿರ್ಬೇಕು, ಇಲ್ಲ ಉತ್ತರಕ್ಕೆ ತಿರುಗಿ ಪೂಜೆ ಮಾಡಬೇಕು. ಆ ಇದು ವಿಧಾನ ಮಾಡಬೇಕು ಅಂತ ಇದೆಯೋ ಹೊರತು ದೇವ್ರನ್ನ ಈ ಕಡೆ ಕೂರಿಸ್ಬೇಡಿ ಆ ಕಡೆ ಕೂರಿಸ್ಬೇಡಿ ಅಂತ ಎಲ್ಲೂ ಇಲ್ಲ. ಅದರಿಂದ ನಮ್ಮ ಮನೆಯಲ್ಲಿ ಜಾಗ ಎಲ್ಲಿ ಚೆನ್ನಾಗಿದೆ ಅಲ್ಲಿ ಒಂದು ಕ್ಲೀನಾಗಿ ಒರೆಸಿ ಸಾರಿಸಿ ಅಲ್ಲಿ ಒಂದು ರಂಗೋಲಿಗಳೆಲ್ಲ ಹಾಕಿ ಒಂದು ಮಂಟಪನ ಮಾಡಿ ಅಲ್ಲಿ ಒಂದು ಕಳಶ, ಕಳಶಕ್ಕೆ ದಾರ ಸುತ್ತಬೇಕಂತೆ. ದಾರ ಸುತ್ತಬೇಕು ಅಂತ ಯಾಕೆ ಹೇಳ್ತೀವಿ ಅಂತಂದರೆ, ಒಂದು ಕಳಶ ಅಂದಾಗ ಅದು ಮನುಷ್ಯನ ದೇಹ ಅಂತ ಬರುತ್ತೆ. ಆ ದೇಹಕ್ಕೆ ದಾರ ನರಗಳಂತೆ, ಅದ್ರ ಒಳಗಡೆ ನಾವು ನೀರು ಹಾಕ್ತೀವಲ್ಲ ಅದು ರಕ್ತ ಅಂತೆ. ಅದ್ರ ಜೊತೆಗೆ ನಾವು ಕಾಯಿನ್ನು ಮತ್ತು ಇದ್ರ ಒಂದು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ಈ ಲಾವಂಚ ಲಕ್ಷ್ಮೀ ಕವಡೆ ಮತ್ತು ಗೋಮತಿ ಚಕ್ರ ಇವೆಲ್ಲ ಹಾಕಿ ನಾವು ಮಾಡಿದಾಗ ಅದಕ್ಕೇನಾಗುತ್ತೆ ಅಂದರೆ ಮಾಂಸ ಮಧ್ಯನ ಅಂತ ಅದವೆಲ್ಲ, ಅದಕ್ಕೆಲ್ಲ ಒಂದು ಬಲ ಅಂತೆ. ನಾವು ತೆಂಗಿನಕಾಯಿ ಇಟ್ಟಾಗ ಅದು ಶಿರ ಅಂತೆ. ಇದಿಷ್ಟು ನಾವು ಮಾಡಬೇಕು ಅಂತ ಇರೋದು. ದಾರ ಸುತ್ತಿದ್ರೆ ಆ ಕಳಶಕ್ಕೆ ಒಂದು ತಂತು ನರ
1: ನರಮಂಡಲ
0: ನರ ಮತ್ತು ಇದು ರಕ್ತ ಮಾಂಸ ಅವೆಲ್ಲ ನಾವು ಕೊಟ್ಟಂಗೆ ಅಂತ, ಒಂದು ದೇವಿನ ನಿಜವಾದ ರೂಪದಲ್ಲಿ ಕಾಣಂಗೆ ಅಂತ ಅದನ್ನೆಲ್ಲ ಮಾಡಿ ನಾವು ಒಂದು ಕಳಶ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಷೋಡಶೋಪಚಾರ ಪೂಜೆಗಳನ್ನ ಮಾಡಿ ದೇವಿನ ಅಮ್ಮನವ್ರನ್ನ ಆಮೇಲೆ ಮುತ್ತೈದೆಯರಿಗೆ ಕರೆದು ಅವ್ರಿಗೆ ಕುಂಕುಮ ಅದೇ ಮಾಮೂಲಿ ಅವಾಗಿಂದನೂ ನಡ್ಕೊಂಬಂದಿರೋಂಥ ಪದ್ಧತಿ ಪ್ರಕಾರ ಅದೆಲ್ಲ ಕೊಟ್ಟು ದೇವರಿಗೆ ನೈವೇದ್ಯ ಮಾಡಿರೋಂಥ ಪದಾರ್ಥನ ಅವ್ರಿಗೆ ಕೊಟ್ಟು ಅವ್ರಿಗೆ ನಮಸ್ಕಾರ ಮಾಡಿದ್ರೆ ಅಮ್ಮನವರ ಆಶೀರ್ವಾದ ಅವ್ರ ಹತ್ರ ಇರುತ್ತೆ ಅಂತ. ಸುಮಂಗಲಿಯರ ಹತ್ರ ನಾವು ಆಶೀರ್ವಾದ ತಗೊಂಡ್ರೆ ಅಮ್ಮನವರು ಆಶೀರ್ವಾದ ಮಾಡಿದಷ್ಟೇ ಅಂತ. ಯಾಕೆಂದರೆ ನಾವೆಲ್ಲರನ್ನೂ

0: ಅವ್ರ ರೂಪದಲ್ಲೇ ನೋಡ್ತಾ ಇರ್ತೀವಿ ಅವಾಗ. ಇದಿದು ಮಾಡೋಂಥ ವಿಧಾನ ಇದನ್ನು.
1: ಹಾಗೆಯೇ ಈ ಪೂಜೆಯ ಸಮಯದಲ್ಲಿ ಕೈಗೆ ಒಂದು ದಾರವನ್ನು ಕಟ್ಕೊಳ್ಳೋವಂಥದ್ದು ಒಂದು ವಿಶೇಷತೆ, ಆ ದಾರದ ಮಹತ್ವವನ್ನು ತಿಳಿಸ್ಕೊಡಿ.
0: ಖಂಡಿತ, ಎಲ್ಲ ಪೂಜೆಗಳಲ್ಲೂ ಅದಕ್ಕೊಂದು ಮಹತ್ವ ಇದೆ. ಎಲ್ಲ ಪೂಜೆಗಳಲ್ಲಿ ಏನು ಮಾಡ್ತೀವಿ, ಒಂದು ಕೆಲವೊಂದು ಸಂಕಲ್ಪ ಅಂತ ಮಾಡ್ಕೋತೀವಿ. ಸಂಕಲ್ಪ ಎಲ್ಲ ಆದಮೇಲೆ ಕೆಲವೊಂದು ಪೂಜೆಗಳಲ್ಲಿ ದಾರ ಕಟ್ಟುವಂಥದ್ದಿದೆ. ಭೀಮೇಶ್ವರ ವ್ರತದಲ್ಲಿದೆ, ಸ್ವರ್ಣಗೌರಿ ವ್ರತದಲ್ಲಿದೆ, ವರಮಹಾಲಕ್ಷ್ಮಿ ವ್ರತದಲ್ಲೂ ಇದೆ. ಇದೆಲ್ಲ ಏನು ಅಂತಂದರೆ ಒಂದು ಶಕ್ತಿ ಇದ್ದಂಗೆ. ಇದಕ್ಕೆ ಏನು ಮಾಡ್ತೀವಿ ನಾವು, ಒಂದು ದಾರ ಹಳದಿ ದಾರನ ತಗೊಂಡು ಅದಕ್ಕೆ 12 ಗಂಟುಗಳು ಹಾಕ್ತೀವಿ ಈ ಅಮ್ಮನವ್ರಿಗೆ. ಗೌರಿ ಹಬ್ಬದಲ್ಲಾದರೆ 16 ಗಂಟು, ಇದರಲ್ಲೆಲ್ಲ 12 ಗಂಟು. ಇದನ್ನು ಹಾಕಿ ಒಂದು ವಿಳ್ಯದೆಲೆ ಮೇಲೆ ಇಟ್ಬಿಟ್ಟು ಅದಕ್ಕೆ ದೋರ ಪೂಜೆ ಅಂತ ಮಾಡ್ತೀವಿ. ದಾರಕ್ಕೆ ಒಂದು ಪೂಜೆ ಅಂತ, ದಾರಕ್ಕೆ ಒಂದು ಶಕ್ತಿ ಕೊಡ್ತೀವಿ. ಆ ಶಕ್ತಿ ದಾರಕ್ಕೆ ಒಂದು 8 ಗಂಟು ಹಾಕಿರ್ತೀವಿ, ಅದರದ್ದು ಒಂದೊಂದು ದ್ವಾದಶ ಗಂಟುಗೂ ಒಂದೊಂದು ಅಮ್ಮನವ್ರ ಹೆಸರು ಹೇಳ್ಬಿಟ್ಟು ಅದಕ್ಕೆ ಒಂದೊಂದು ಶಕ್ತಿ ಕೊಡ್ತೀವಿ ಆ ಗಂಟಿಗೆ, ಆ ದಾರಕ್ಕೆ. ದಾರಕ್ಕೆ ಶಕ್ತಿ ಕೊಟ್ಟಾಗ ಏನಾಗುತ್ತೆ ಅಂದರೆ ಆ ದಾರಕ್ಕೆ ಒಂದು ಬಲ ಇರುತ್ತೆ. ಅದೇನಾಗುತ್ತೆ, ಕೆಟ್ಟ ದೃಷ್ಟಿಗಳನ್ನ ತೆಗೆಯುತ್ತೆ, ಒಂದು ನಮಗೆ ರಕ್ಷೆ ಆಗಿರುತ್ತೆ. ನಾವು ಮಾಡೋ ಅಂಥ ಕೆಲಸಕ್ಕೆ ಅದೇನಾಗುತ್ತೆ ಅಂತಂದರೆ ಆಗು ಹೋಗುಗಳನ್ನ ತಡೆಯೋ ಅಂಥದಕ್ಕೆ ಅದು ಇದಾಗಿರುತ್ತೆ. ನಾವು ದಾರ ಯಾತಕ್ಕೆ ಕಟ್ಕೋತೀವಿ ಅಂದರೆ, ಒಂದು ಪೂಜೆಗೆ ಎಲ್ಲ ಇದಾದಮೇಲೆ ದಾರ ಕಟ್ಕೊಳ್ಳೋದ್ರಿಂದ ದೇವಿ ರಕ್ಷಣೆ ಇರುತ್ತೆ, ದೇವಿ ಕೃಪೆ ಇರುತ್ತೆ, ಬರುವಂಥ ತೊಂದರೆಗಳನ್ನ ನಾವು ಅದು ತಡೆಯುತ್ತೆ ಅಂತ. ಮತ್ತು ಇನ್ನೊಂದೇನು ಅಂತಂದರೆ ಸಕಾರಾತ್ಮಕ ಶಕ್ತಿ. ಕೈಗೆ ನಾವು ದಾರ ಕಟ್ಟೋದ್ರಿಂದ ಜೀವನದಲ್ಲಿ ಧನಾತ್ಮಕ ಶಕ್ತಿ ಮತ್ತು ನೆಮ್ಮದಿ ಇರುತ್ತೆ ಅಂತ. ನೆಗೆಟಿವ್ ಎನರ್ಜಿ ಅಂತ ಏನಿರುತ್ತೆ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ. ನೆಗೆಟಿವ್ ಎನರ್ಜಿ ಹೊರಟೋಗುತ್ತೆ, ಪಾಸಿಟಿವ್ ಎನರ್ಜಿ ಇರುತ್ತೆ ನಮ್ಮ ದೇಹದಲ್ಲಿ, ಲವಲವಿಕೆಯಿಂದ ಇರ್ತೀವಿ, ಮತ್ತು ಮಾಡೋ ಅಂಥ ಯೋಚನೆಗಳೆಲ್ಲ ಪಾಸಿಟಿವ್ ಆಗಿರುತ್ತೆ. ಬೇರೆ ಥರದಲ್ಲಿ ಯೋಚನೆಗಳಿರಲ್ಲ, ಆಧ್ಯಾತ್ಮಿಕ ಯೋಚನೆಗಳಿರಬಹುದು ಅಥವಾ ನಮ್ಮ ಮುಂದಿನ ಕೆಲಸಗಳಲ್ಲಿರಬಹುದು. ಏನೋ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀವಿ, ಅದಕ್ಕೆ ಅಯ್ಯೋ ಇದು ಮಾಡಿದ್ರೆ ನಂಗೆ ಸರಿ ಹೋಗುತ್ತಾ ಅಂತ. ಆ ದಾರ ಅಂತ ನಾವು ಕಟ್ಕೊಂಡ ಮೇಲೆ ಅದಕ್ಕೆ ಏನಂದರೆ ಒಂದು ಶಕ್ತಿ ಅನ್ನೋದು ಬರುತ್ತೆ, ನೀ ಮಾಡು ಸರಿ ಹೋಗುತ್ತೆ ಅಂತ ಅದು ಹೇಳ್ದಂಗೆ ಅನುಭವ ಆಗ್ತಾ ಇರುತ್ತೆ ಅಂತ. ಅದು ತುಂಬ ದಾರ ಕಟ್ಕೊಳ್ಳೋದ್ರಿಂದ ಕೆಲಸ ಮಾಡುತ್ತೆ ಅಂತ. ಆಮೇಲೆ ನಾವೊಂದು ಈಗ ಪೂಜೆ ಅಂತಂದಮೇಲೆ ಒಂದು ಸಂಕಲ್ಪ ಮಾಡ್ತೀವಿ. ಏನು ಸಂಕಲ್ಪ ಮಾಡ್ತೀವಿ, ಈ ಪೂಜೆ ಆಗೋ ತನಕಲ್ಲೂ ಯಾವುದು ನಮಗೆ ಅಡೆತಡೆಗಳು ಬರದೇ ಇರಲಿ ಅಥವಾ ಯಾವುದೇ ಕೆಟ್ಟ ದೃಷ್ಟಿಗಳು ಬೀಳದೇ ಇರಲಿ. ಈ ಥರ ಎಲ್ಲ ಒಂದು ಮಾಡಿದಾಗ ನಾವು ಆ ದಾರ ಕಟ್ಕೊಂಡಾಗ ಏನಾಗುತ್ತೆ ಅಂತಂದರೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ, ಮತ್ತು ದೇವಿ ಬಗ್ಗೆನೇ ನಾವು ಯೋಚನೆ ಮಾಡಿ ಅದೇ ಧ್ಯಾನದಲ್ಲಿ ನಾವು ಪೂಜೆ ಮಾಡ್ತಾ ಇರ್ತೀವಿ. ಅದು ಒಂದು ನಮಗೆ ಅದರದ್ದು ಎಚ್ಚರಿಕೆ ಕೊಡೋ ಅಂಥ ಗಂಟೆ ಆಗಿರುತ್ತೆ.

0: ಇನ್ನೊಂದೇನು ಅಂತಂದ್ರೆ ದೇವಿಯ ಅನುಗ್ರಹ ಯಾವಾಗಲೂ ಇರುತ್ತೆ. ದೇವಿ ಪೂಜೆ ಮಾಡಿದಾಗ ನಮ್ಗೆ ಅದನ್ನು ಧರಿಸೋದ್ರಿಂದ ಹೆಂಗಸರುಗಳಿಗೆ ಏನಾಗುತ್ತೆ ಅಂದ್ರೆ ಕೈಯಲ್ಲಿ ಮತ್ತೆ ದೇಹದಲ್ಲಿ ಒಂದು ಶಕ್ತಿ ಅನ್ನೋದು ಇರುತ್ತೆ ಅಂತ. ಈ ಇದರಿಂದ ಅದನ್ನ ನಾವು ದಾರ ಕಟ್ಕೊಳ್ಳೋ ಅಂತ ಇದಿರುತ್ತೆ, ಪರ್ಪಸ್ ಇರುತ್ತೆ ಅಂತ. ಆಮೇಲೆ ಅದನ್ನೇನಂತಂದ್ರೆ ಇವಾಗ ಜ್ಯೋತಿರ್ಭೀಮೇಶ್ವರ ವ್ರತದಲ್ಲಿ ನಾವು ದಾರ ಕಟ್ಕೊಳ್ಳೋದ್ರಿಂದ ಗಂಡ ಹೆಂಡತಿ ಕಟ್ಕೊಳ್ಳೋದ್ರಿಂದ ನಾವು ಮಾಡಿ ಪೂಜೆ ಗಂಡನ ಕಟ್ಟೋದ್ರಿಂದ ಅವನಿಗೆ ಆಯುಷ್ಯ ಚೆನ್ನಾಗಿರುತ್ತೆ, ಅವನ ಕೆಲಸ ಕಾರ್ಯಗಳು ಅಭಿವೃದ್ಧಿ ಆಗಿರುತ್ತೆ ಅಂತ. ಇದು ಇದರಿಂದ ನಾವೇನು ಮಾಡ್ತೀವಿ ಅಂದರೆ ಅದಕ್ಕೊಂದು ಶಕ್ತಿ ಎನರ್ಜಿ ತುಂಬಿ ನಾವು ಕಟ್ಕೊಳ್ಳೋದ್ರಿಂದ ನಮಗೆ ಅದು ಎಲ್ಲ ಥರದ್ರಲ್ಲೂ ಅನುಕೂಲ ಬರುತ್ತೆ ಅಂತ. ಕೆಟ್ಟ ದೃಷ್ಟಿ ಹೋಗಿರುತ್ತೆ, ನಮ್ಮ ದೇಹದಲ್ಲಿ ಚೈತನ್ಯ ತುಂಬಿರುತ್ತೆ, ಲವಲವಿಕೆಯಿಂದ ಪೂಜೆ ಮಾಡಿರ್ತೀವಿ, ಒಂದೇ ಧ್ಯಾನದಲ್ಲಿ ಪೂಜೆ ಮಾಡಿರ್ತೀವಿ. ಇದೆಲ್ಲ ಪರ್ಪಸ್ಸು ನಾವು ದಾರ ಕಟ್ಟೋ ಅಂತ ಪರ್ಪಸ್ಸು, ಇದರಿಂದ ನಾವು ದಾರ ಕಟ್ಕೋತೀವಿ.
1: ಹಾಗೆಯೇ ನಮ್ಮ ಗ್ರಾಮೀಣ ಭಾಗದಲ್ಲಿ ಕೆಲವೊಂದು ಗಮನಿಸಿದ ಸಂದರ್ಭದಲ್ಲಿ ಯಾವುದಾದ್ರೂ ಶುಭ ಕಾರ್ಯ ಮಾಡಬೇಕಾದ್ರೆ ಅಥವಾ ಮನೇಲಿ ಏನಾದರೂ ಕಾರ್ಯ ಇತ್ತು ಅಂದಾಗ ದೇವರಿಗೆ ಮುಡುಪು ಕಟ್ಟಿ ಮಡುಗುವಂಥದ್ದು ಒಂದು ಪದ್ಧತಿ ನಾನು ನೋಡ್ತೀವಿ, ಅದು ಕೂಡ ಇದೇ ಉದ್ದೇಶ ಇರ್ಬೋದು ಅಂತ ನಾನು ಭಾವಿಸ್ತೀನಿ.
0: ಖಂಡಿತ. ಈಗ ಕೆಲವೊಂದು ಗ್ರಾಮೀಣ ಭಾಗದಲ್ಲಿ ಏನಾಗಿರುತ್ತೆ ಅಂದರೆ ವರ್ಷಕ್ಕೆ ಪೂಜೆ ಮಾಡ್ತಾ ಇರಲ್ಲ, ಅವ್ರ ಮನೆ ದೇವ್ರ ಪೂಜೆ ವರ್ಷಗಳಿಗೆ ಮಾಡಲ್ಲ, 2 ವರ್ಷಕ್ಕೊಂದು ಸತಿ ಮಾಡೋಂಥದ್ದು ನಮ್ಮ ಅವಾಗಿಂದನೂ ಪದ್ಧತಿ ಬೆಳೆಸ್ಕೊಂಬಂದ್ಬಿಟ್ಟಿದ್ದೀವಿ, 3 ವರ್ಷಕ್ಕೆ ಮಾಡ್ತೀವಿ ನಾವು, 2 ವರ್ಷಕ್ಕೊಂದು ಸತಿ ಮಾಡ್ತೀವಿ ಅಂತ. ಆ ಮಧ್ಯದಲ್ಲಿ ನಾವು ಆ ದೇವ್ರದ್ದು ಬಿಟ್ಬಿಟ್ಟಿರ್ತೀವಲ್ಲ, ಅದ್ರದ್ದು ನಮ್ಮ ಮನೆಗಳಿಗೆ ಅಥವಾ ನಮ್ಮ ಕುಟುಂಬಕ್ಕೆ ಇದನ್ನು ತೊಂದರೆ ಬರದೇ ಇರಲಿ ತಾಯಿ ಅಂದ್ಬಿಟ್ಟು ನಾವು ಅದನ್ನು ಕಟ್ಕೊಳ್ಳೋಂಥದ್ದು, ಆ ದೇವಿ ಅನುಗ್ರಹ ಅಥವಾ ಯಾವ ದೇವ್ರದ್ದು ಅವ್ನು ಮಾಡ್ತಿರ್ತಾರೆ ಆ ದೇವ್ರದ್ದು ಅನುಗ್ರಹ ಸಿಗಲಿ, ಮತ್ತು ನಾವು ಮಾಡಿರೋ ಅಂತ ತಪ್ಪು ಅದು ನಮ್ಮಿಂದ ತಪ್ಪಾಗಿದೆ ಅದನ್ನು ಕ್ಷಮಿಸಿ ನಮಗೆ ಅನುಗ್ರಹ ಮಾಡು ಅನ್ನೋದಕ್ಕೆ ಮುಡುಪು ಕಟ್ಟೋಂಥದ್ದು ಮನೆ ದೇವ್ರಿಗೆ. ಆಮೇಲೆ ಇನ್ನೊಂದೇನು ಅಂತಂದರೆ ಮುಡುಪು ಕಟ್ಟೋದ್ರಿಂದ ನಮಗೆ ಒಂದು ಬಲ ಅನ್ನೋದು ಇರುತ್ತೆ ಅಂತ. ಭಗವಂತ ನಿನ್ಗೊಂದು ತಪ್ಪು ಕಾಣಿಕೆ ಕಟ್ತಾ ಇದೀವಿ, ನಮ್ದೇನೇ ತಪ್ಪಾಗಿದ್ರು ಮನ್ನಿಸ್ಬಿಟ್ಟು ನಮಗೆ ಅನುಗ್ರಹ ಮಾಡು ಅಂತ ಕೇಳ್ಕೊತೀವಲ್ಲ, ಅದರಿಂದನೇ ಅದೆಲ್ಲ ಮುಡುಪು ಕಟ್ಟೋಂಥದ್ದು ಗ್ರಾಮೀಣ ಭಾಗದಲ್ಲಿ ಮಾಡೋಂಥದ್ದು ಅದಂತ. ಆಮೇಲೆ ಗ್ರಾಮೀಣ ಭಾಗದಲ್ಲಿ ಏನು ಅಂತಂದರೆ ಎಲ್ಲ ಒಟ್ಟಿಗೆ ಸೇರಿ ಮಾಡ್ತಾರೆ,
1: ಹೌದು,
0: ಒಬ್ಬೊಬ್ಬರೇ ಮನೆಯಲ್ಲಿ ಮಾಡೋ ಅಂಥದ್ದಲ್ಲ. ಈಗ ಒಂದು ಕುಟುಂಬ, ಒಂದು ವೆಂಕಟೇಶ್ವರನ ಒಕ್ಕಲು, ಒಂದು ಲಕ್ಷ್ಮೀ

0: ದೇವಿ ಒಕ್ಕಲು, ಒಂದು ಭೈರವೇಶ್ವರನ ಒಕ್ಕಲು, ಈ ತರವರೆಲ್ಲ ಇದ್ದವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಒಟ್ಟು ಸೇರಿ ಮಾಡ್ತಾರೆ. ನಮ್ಮ ಕುಟುಂಬದಲ್ಲಿ ಏನು ಆಗದೆ ಇರಲಿ, ನಮ್ಮ ಕುಟುಂಬದಲ್ಲಿ ಎಲ್ಲ ಒಳ್ಳೇದಾಗ್ಲಿ ಅಂತದಕ್ಕೆ ಮುಡುಪು ಕಟ್ತಾರೆ. ಅದು ಒಂದು ಪರ್ಪಸ್ ಅದು.
1: ಹಾಗಿದ್ರೆ ಈ ವರಮಹಾಲಕ್ಷ್ಮಿ ವ್ರತ ಅನ್ನೋದು ಕೇವಲ ಹೆಣ್ಮಕ್ಳು ಮಾತ್ರ ಅಥವಾ ಇದರಲ್ಲಿ ಪುರುಷರ ಪಾತ್ರ ಅಥವಾ ಅವರ ಒಂದು ಜವಾಬ್ದಾರಿ ಏನಿರುತ್ತೆ?
0: ಖಂಡಿತ ಇರುತ್ತೆ. ಪುರುಷಕ್ಕೆ ಪಾತ್ರ ಇಲ್ಲ ಅಂತೇನಲ್ಲ, ಇದು ಪುರುಷರಿಗೂ ಇದೆ ಹೆಣ್ಮಕ್ಳಿಗೂ ಇದೆ. ಇದು ಏನು ಅಂತಂದ್ರೆ ಹೆಣ್ಮಕ್ಳಿಗೆ ಅಂತ ಅಂತೇನು ಸೀಮಿತ ಅಲ್ಲ, ಯಾವ ರಥನು ಹೆಣ್ಮಕ್ಳಿಗೆ ಅಂತೇನು ಸೀಮಿತ ಅಲ್ಲ, ಇದು ಇಬ್ರು ಕೂತಿ ಮಾಡೋ ಅಂತ ರಥನೇ ನಾವು ಎಲ್ಲರಿಗೂ ಹೇಳೋ ಅಂಥದ್ದು. ಇಲ್ಲಿ ಏನಂತಂದ್ರೆ ಗಂಡ ಹೆಂಡತಿ ಇಬ್ರು ಕೂತ್ ಮಾಡೋದ್ರಿಂದ ಇದಕ್ಕೆ ವೃತ್ತಕ್ಕೆ ಮತ್ತೆ ನಮ್ಮ ಕುಟುಂಬಕ್ಕೆ ಒಂದು ಅನುಗ್ರಹ ಅನ್ನೋದಿರುತ್ತೆ. ಈಗ ಕೆಲವೊಂದು ನಾವು ಮನೆಗಳಲ್ಲಿ ಈ ಪುರಾಣಗಳಲ್ಲಿ ಮತ್ತೆ ಪದ್ಧತಿ ಬೆಳೆಸ್ಕೊಂಡ್ ಬಂದಿರೋ ಕಡೆ ಏನ್ ಹೇಳ್ತೀವಿ ಅಂದ್ರೆ, ಹೆಂಡತಿ ಮನೆಯಲ್ಲಿ ಪೂಜೆ ಮಾಡಿದ್ರೆ ಕುಟುಂಬಕ್ಕೆ ಒಳ್ಳೇದಾಗತ್ತೆ, ಗಂಡ ಪೂಜೆ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಮನೆಯಲ್ಲಿರುವಂತ ಗಂಡ್ಸ್ ಪೂಜೆ ಮಾಡಿದ್ರೆ ದೇವ್ರಿಗೆ ಮನೆ ದೇವ್ರಿಗೆ ವಂಶಕ್ಕೆ ಒಳ್ಳೇದಾಗುತ್ತೆ. ಇದು ಎರಡೂ ಪದ್ಧತಿಗಳಿರೋಂಥದ್ದು. ಹೆಂಡತಿ ಪೂಜೆ ಮಾಡಿದ್ರೆ ಕುಟುಂಬಕ್ಕೆ ಒಳ್ಳೇದಾಗುತ್ತೆ, ಅವಳು ಪೂಜೆ ಮಾಡೋದ್ರಿಂದ ಅವಳ ಕುಟುಂಬ ಚೆನ್ನಾಗಿರುತ್ತೆ, ದಿನ ನಿತ್ಯ ಪೂಜೆ ಮಾಡಿ ದಿನ ಮಾಡೋದ್ರಿಂದ ಅವಳ ಕುಟುಂಬ ಚೆನ್ನಾಗಿರುತ್ತೆ ಅಂತ. ಅದೇ ಗಂಡ ನಿತ್ಯ ಪೂಜೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಅವನು ವಂಶಕ್ಕೆ ಚೆನ್ನಾಗಿರುತ್ತೆ ಅಂತ. ನೆಕ್ಸ್ಟ್ ಅವನ ಮಗ ಮಕ್ಕಳು ಮೊಮ್ಮಕ್ಕಳು ಅವ್ರಿಗೆಲ್ಲರಿಗೂ ಒಳ್ಳೇದಾಗುತ್ತೆ ಅನ್ನೋ ಅಂಥದ್ದು. ಇದರಲ್ಲಿ ಇಬ್ರು ಕೂತ್ ಪೂಜೆ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಾಗತ್ತಲ್ವಾ?
1: ಹೌದು,
0: ಇಬ್ರಿಗೂ ಅವಕಾಶ ಆಗಿದೆ. ಇದೇನು ಅಂತಂದ್ರೆ ಗಂಡ ಹೆಂಡತಿ ಇಬ್ರು ಕೂತ್ ಮಾಡೋ ಅಂತದೇ ರಥ. ಹೆಂಡತಿಗೆ ಇದು ಅಂತಿಲ್ಲ, ಗಂಡ ಹೆಂಡತಿ, ಅದಕ್ಕೆ ಹೇಳೋದು ಗಂಡನ ಅರ್ಧ ಭಾಗನೇ ಹೆಂಡತಿ ಅಂತ. ಅರ್ಧನಾದೀಶ್ವರನ ತತ್ವ ಬಂದಿದ್ದೆ ಶಿವಂದದಿಂದ, ಯಾಕಂದ್ರೆ ಇಬ್ರು ಸಮ, ಅದರಿಂದ ಇಬ್ರು ಕೂತ್ ಮಾಡೋದ್ರಿಂದ ಫಲ ಜಾಸ್ತಿ. ಹೆಂಗಸರಿಗೆ ಸೀಮಿತ ಅಂತೇನಲ್ಲ, ಗಂಡಸರಿಗೂ ಉಂಟು. ಆದ್ರೆ ಏನಂತಂದ್ರೆ ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ಹೆಂಗಸು ನಮ್ಮ ಜೊತೆಗಿದ್ದಷ್ಟು ಒಳ್ಳೆಯದು ಅಂತ. ಯಾಕೆಂದರೆ ಈಗ ಯಾವುದೋ ಒಂದು ನಾವು ಪೂಜಾ ಕಾರ್ಯ ಮಾಡಬೇಕಾದ್ರೆ ನಾವು ಅರ್ಘ್ಯ ಬಿಡೋದು ಅಂತ ಹೇಳ್ತೀವಿ, ಆಮೇಲೆ ಇವಾಗ ಒಂದು ಕಡೆ ಹೇಳ್ತೀವಿ ನೈವೇದ್ಯ ಮಾಡಾದ್ಮೇಲೆ ದೇವ್ರಿಗೆ ದಕ್ಷಿಣೆ ಅನ್ನೋದು ಇಡ್ತೀವಿ. ನಾವು ಒಂದು ಪೂಜೆ ಅಂತ ನಾವು ಮಾಡ್ತೀವಿ ಅಂತಂದರೆ ನಾವು ಹೆಂಗೆ ಮಾಡ್ಕೋತೀವಿ ಆ ಥರ, ಏನು ಧ್ಯಾನ ಆಹ್ವಾನ ಅದೇ ಷೋಡಶೋಪಚಾರ ಪೂಜೆಗಳು ಅಂತ ಹೇಳ್ತೀವಲ್ಲ, ಅದೇನು ಅಂತಂದರೆ ನಮ್ಮನ್ನು ಹೆಂಗೆ ಕರೆದು ಒಂದು ಕಡೆ ಕೂರಿಸಿ ಪೂಜೆ ಮಾಡಿಸ್ತಾರೋ ಅದೇ ಥರನೇ ದೇವ್ರನ್ನೇ ಆಹ್ವಾನ ಮಾಡಿ ಕೂರಿಸಿ ಒಂದು ಮಂಟಪ ಮಾಡಿ ಅವನಿಗೆ ಆಸನ ತೋರಿಸಿ, ನೀ ಬಂದಿರೋದಕ್ಕೆ ಕಾಲು ತೊಳ್ಕೊ, ನೀ ಬಂದಿರೋದಕ್ಕೆ ಕೈ ತೊಳ್ಕೊ, ನೀ ಬಂದ್ಯ ಇದಾಗ್ಬಿಟ್ರದೆ ಮುಖ ತೊಳಿ, ಆಮೇಲೆ ಮುಖ ಎಲ್ಲ ಆದಮೇಲೆ ಸ್ನಾನ ಮಾಡು, ಸ್ನಾನ ಆದಮೇಲೆ ಸಂಧ್ಯಾ ವಂದನೆ ಅಂತ ಹೇಳ್ತೀವಿ ನಾವು. ಸಂಧ್ಯಾ ವಂದನೆ ಅದು ಎಲ್ಲರಿಗೂ ಸೀಮಿತ, ನಮ್ಮೊಬ್ಬರಿಗೆ ಅಂತಲ್ಲ, ಎಲ್ಲರಿಗೂ ಸೀಮಿತ. ಅದು ಸಂಧ್ಯಾ ವಂದನೆ ಅಂತ ಮಾಡ್ಬೇಕು, ಜಪ ಅನ್ನೋದು ಹೇಳ್ತೀವಿ ಅದು, ಅವ್ರವ್ರಿಗೆ ತಕ್ಕಂತೆ ಅದನ್ನು ಮಾಡ್ಕೊಂಡು ಹೋಗೋ ಅಂಥದ್ದು. ಅದನ್ನು ಮಾಡಾದ್ಮೇಲೆ ಅದಕ್ಕೆ ಮಾಡು ಬಟ್ಟೆ ಹಾಕೋ, ಬಟ್ಟೆ ಹಾಕೊಂಡ ಮೇಲೆ ಅಲಂಕಾರಕ್ಕೆ ಗಂಧ ಇಟ್ಕೋ, ಹೂ ಮುಡ್ಕೋ, ಅರ್ಶಿನ ಕುಂಕುಮ ಇಟ್ಕೋ, ಗಂಧದ ಮೇಲೆ ಕುಂಕುಮ ಇಟ್ಕೋ, ಅದಾದ್ಮೇಲೆ ದೇವರಿಗೆ ಪೂಜೆ ಮಾಡ್ದಂಗೆ ನಾಮ ಪೂಜೆ ಮಾಡ್ತೀವಿ ಭಗವಂತ ಅಂದ್ರೆ. ಇವಾಗ ಶ್ರೀಕಾಂತ ಒಳ್ಳೆಯವರು, ಇವ್ರು ಒಳ್ಳೆಯವರು, ಅವ್ರೊಳ್ಳೆಯವರು ಅಂತ ಹೆಂಗೆ ಹೇಳ್ತೀವೋ ಹಂಗೆ ಭಗವಂತನಿಗೂ ಒಂದು ನಾಮ ಪೂಜೆ ಅಂತ ಮಾಡ್ತೀವಿ. ಭಗವಂತ ನೀನು ಈ ಥರ, ನೀನು ಲಂಬೋದರ, ನೀನು ವಿಘ್ನಕರ್ತ, ನೀನು ಎಂತೆಲ್ಲ ಪೂಜೆ ಅವನಿಗೆ ಹೇಳ್ತೀವಿ ನಾವು ಯಾರು ಅಂತ. ಅದಾದ್ಮೇಲೆ ಏನು ಮಾಡ್ತೀವಿ, ಧೂಪ ದೀಪ ನೈವೇದ್ಯ, ಧೂಪ ತೋರಿಸ್ತೀವಿ ಅವನಿಗೆ, ನೈವೇದ್ಯ ಮಾಡ್ತೀವಿ, ದೀಪ ಏಕಾರತಿ ಮಾಡ್ತೀವಿ, ನೈವೇದ್ಯ ಮಾಡ್ತೀವಿ, ನೈವೇದ್ಯ ಮಾಡಿದ್ದನ್ನು ತಿನ್ನು ಅಂತ ತೋರಿಸ್ತೀವಿ ಆ ಥರ. ಇದೇನಂತಂದರೆ ಷೋಡಶೋಪಚಾರ ಪೂಜೆಗಳನ್ನೇ ನಾವು ಮಾಡೋಂಥದ್ದು, ಅದು ಎಲ್ಲದಕ್ಕೂ ಇದ್ದೇ ಇರುತ್ತೆ. ಅದರಿಂದ ಆವಾಗ ಆ ಸಮಯದಲ್ಲಿ ನಾವು ಅರ್ಘ್ಯ ಬಿಡಬೇಕಾದ್ರೆ, ಭಗವಂತನಿಗೆ ಅರ್ಘ್ಯ ಬಿಡಬೇಕಾದ್ರೆ ಹೆಂಡತಿ ಕೈಯಿಂದನೇ ನೀರು ಹಾಕ್ಸ್ಕೊಂಡು ಬಿಡಬೇಕು. ಅದು ಇಬ್ಬರೂ ಇದ್ದು ಮಾಡಿದಾಗಾದ್ರದ್ದು ಒಂದು ಫಲ ಜಾಸ್ತಿ
1: ಇರುತ್ತೆ. ಈ ಪ್ರಸ್ತುತ ತಂತ್ರಜ್ಞಾನ ಹಾಗೂ ಯಾಂತ್ರೀಕರಣ ಯುಗದಲ್ಲಿ ಈ ವ್ರತಗಳಾಗಿರ್ಬೋದು, ಹಬ್ಬ ಹರಿದಿನಗಳಾಗಿರ್ಬೋದು, ಕುಟುಂಬ ಹಾಗೂ ಸಮಾಜವನ್ನು ಯಾವ ರೀತಿ ಬಿಸೋದಿಂಟಲ್ಲಿ ಕಾರಣಕರ್ತರಾಗ್ತವೆ?
0: ಕೆಲವೊಂದು ಜನ ಬಿಟ್ಬಿಡ್ತಾ ಇದ್ದಾರೆ, ಕೆಲವೊಂದು ಜನ ಅಳವಡಿಸ್ಕೊತಾ ಇದ್ದಾರೆ. ಈಗ ಗಣಪತಿ ಹಬ್ಬನ ಮೊದಲು ಯಾರೂ ಮಾಡ್ತಿರ್ಲಿಲ್ಲ, ಗಣಪತಿ ಹಬ್ಬನ ಇವಾಗ ಎಲ್ಲರೂ ಮಾಡ್ತಾರೆ, ಎಲ್ಲ ಮನೆಯಲ್ಲೂ ಗಣಪತಿ ಹಬ್ಬ ಮಾಡ್ತಾರೆ. ವರಮಹಾಲಕ್ಷ್ಮಿನೂ ಅಷ್ಟೇ, ಕೆಲವೇ ಕೆಲವು ಜನಗಳ ಮನೆಯಲ್ಲಿ ಮಾಡ್ತಿದ್ದಂತ, ಈಗತ್ತು ಎಲ್ಲ ಮನೆಗಳಲ್ಲೂ ಮಾಡ್ತಾರೆ. ಯಾಕೆ ಅಂದರೆ ಅದು ಸಮಾಜನ ಒಂದು ಒಗ್ಗೂಡಿಸ್ತಾ ಇದೆ, ಮತ್ತು ಮನೆಯಲ್ಲಿ ಏನಾಗುತ್ತೆ ಅಂದರೆ ಒಂದು ವಾತಾವರಣನೇ ಚೇಂಜ್ ಆಗಿರುತ್ತೆ, ಎಲ್ಲ ಒಟ್ಟುಗೂಡಿ ಮಾಡಿರ್ತಾರೆ. ಈಗ ಮನೆಯಲ್ಲಿ ಎಲ್ಲರೂ ಒಂದೇ ಕಡೆ ಮಾಡೋಣ ವರಮಹಾಲಕ್ಷ್ಮಿನ ಅಂದ್ಬಿಟ್ಟು ಎಲ್ಲ ಸೇರ್ ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಒಟ್ಟು ಕುಟುಂಬ ಎಲ್ಲೆಲ್ಲೋ ಯಾರ್ಯಾರೋ ಎಲ್ಲೆಲ್ಲೋ ಇದ್ದವರೆಲ್ಲ ಒಂದು ಕಡೆ ಬಂದು ಸೇರಿ ಆ ಹಬ್ಬ ಮಾಡಿದಾಗ ಅವ್ರಿಗೇನಾಗುತ್ತೆ ಅಂದರೆ ಒಂದು ಖುಷಿ ಇರುತ್ತೆ. ಅವತ್ತಿನ ದಿನ ಊಟ ಇರ್ಬೋದು ಅಥವಾ ಮಾಡಿರೋ ಅಂಥ ಕಾರ್ಯಗಳಿರ್ಬೋದು, ಅವರ ಅಲಂಕಾರಗಳಿರ್ಬೋದು, ಇವೆಲ್ಲ ಏನಾಗುತ್ತೆ ಸಮಾಜದಲ್ಲಿ ಒಂದು ಪಾಸಿಟಿವ್ ಆಗಿ ವರ್ಕ್ ಆಗೋಕ್ಕೆ ಶುರುವಾಗ್ತಾ ಇದ್ದಾರೆ. ಬಿಟ್ಟು ಹೋಗೋ ಅಂಥದ್ದೆಲ್ಲನೂ ಇಂಥ ಹಬ್ಬ ಹರಿದಿನಗಳೆಲ್ಲರನ್ನು ಒಟ್ಟಿಗೆ ಕೂಡಿಸುತ್ತೆ ಅಂತ, ಸಮಾಜನ ಒಗ್ಗೂಡಿಸೋದ್ರಲ್ಲೂ ಇದೊಂದು ಹಬ್ಬಗಳಾಗಿರುತ್ತೆ ಅಂತ. ಗಣಪತಿ ಹಬ್ಬ ಅಷ್ಟೇ, ನೀವು ಎಷ್ಟೋ ಜನ ನೋಡಿ ರೋಡಲ್ಲಿ ಕೂರಿಸಿದ್ದಾಗ ಎಷ್ಟು ಜನ ಬಂದು ಒಗ್ಗೂಡಿರ್ತಾರೆ ಅದರಲ್ಲಿ.
1: ಹೌದು,
0: ಅದೆಲ್ಲ ಅದೇ ಥರ, ಯಾಕೆಂದರೆ ಒಂದು ಸಮಾಜನ ಒಗ್ಗೂಡಿಸೋ ಅಂಥದ್ದು ಇದು. ನಾವು ಗಣಪತಿನೇ ಆಗಲಿ ಜಾತಿ ಭೇದ ಇಲ್ಲದೆ ಗಣಪತಿನ ಕೂಗ್ತೀವಿ, ಹೋಗ್ತೀವಿ ನಾವು, ಯಾರಿರ್ತಾರೆ ಯಾರಿರಲ್ಲೋ ಗೊತ್ತಿಲ್ಲ. ಒಂದು ದೇವಸ್ಥಾನ ಅಂತ ಅಥವಾ ಒಂದು ಇದರಲ್ಲಿ ಒಂದು ಕಡೆ ನಾವು ಗಣಪತಿ ಕೂರಿಸಿದಾಗ, ಒಂದು ಸರ್ಕಲಲ್ಲಿ ಆ ಥರ ಕೂರಿಸಿದಾಗ ಎಲ್ಲ ಫ್ರೆಂಡ್ಸ್ಗಳು ಸೇರ್ಕೊಂಡು ಕೂರಿಸಿರ್ತಾರೆ, ಅವ್ನು ಯಾರು ಅಂತಲೇ ಕೇಳಿರಲ್ಲ.

0: ಅದು ಇಷ್ಟನೂ ಇರಲ್ಲ ಅವ್ರಿಗೆ. ಹೌದು, ಏನಂದ್ರೆ ಹಬ್ಬ ಆಚರಣೆ ಮಾಡಬೇಕು, ಖುಷಿಯಾಗಿರ್ಬೇಕು ಅನ್ನೋದು. ಆ ಖುಷಿ ಮತ್ತೆ ಆಚರಣೆ ಸಂಭ್ರಮಗಳನ್ನ ಅದು ಕೊಡ ಅಂತದ್ದು ಇವಾಗ ಹಬ್ಬಗಳು.
1: ಹಾಗಿದ್ರೆ ಪ್ರಸ್ತುತ ದಿನಗಳಲ್ಲಿ ನೋಡ್ತು ಅಂದ್ರೆ ಈ ವರಮಹಾಲಕ್ಷ್ಮಿ ಹಬ್ಬ ಅಥವಾ ಇದರ ವ್ರತಾಚರಣೆ ಅನ್ನೋಂಥದ್ದು ಸ್ವಲ್ಪ ಆಡಂಬರತೆಯನ್ನ ತೋರಿಸುವಂಥದ್ದು ಕಂಡು ಬರುತ್ತೆ. ಆ ನಿಟ್ಟಿನಲ್ಲಿ ಅತಿ ಕಡಿಮೆ ಖರ್ಚು ಅಥವಾ ಕಡಿಮೆ ಒಂದು ಪೂಜಾ ಸಾಮಗ್ರಿಗಳಲ್ಲಿ ಈ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಬಹುದು ಅನ್ನೋ ಕುರಿತು ಕಾರ್ಯಕ್ರಮವನ್ನು ಕೇಳ್ತಿರುವಂತ ಸಮುದಾಯದ ಕೇಳುಗರಿಗೆ ಏನು ಸಲಹೆ ಕೊಡಕ್ಕೆ ಇಷ್ಟಪಡ್ತೀರಾ?
0: ಖಂಡಿತ, ಹಬ್ಬನ ಇದೇ ತರ ಮಾಡಬೇಕು ಅಂತ ಯಾವ ಇದರಲ್ಲೂ ಇಲ್ಲ. ಏನಂತಂದ್ರೆ, ಒಂದು ದೇವ್ರನ್ನ ನಾವು ಷೋಡಶೋಪಚಾರ ಪೂಜೆ ಮಾಡಬೇಕು ಅಂತ ಇದೆಯೇ ಹೊರತು ಆಡಂಬರವಾಗಿ ಮಾಡಬೇಕು ಅಂತ ಯಾವುದು ಇಲ್ಲ. ಒಂದು ಮಂಟಪ ಮಾಡಿ ಒಂದು ಕಳಶ ಇಟ್ಟು ಅದಕ್ಕೆ ನಾವು ಅಮ್ಮನವ್ರನ್ನ, ಅದೇ ಯಾವುದೇ ವ್ರತ ಮಾಡ್ತಿರ್ತೀವಲ್ಲ ಆ ದೇವರುಗಳನ್ನ ಆಹ್ವಾನ ಮಾಡಿ ಅದಕ್ಕೆ ಒಂದು ಷೋಡಶೋಪಚಾರ ಪೂಜೆ ಮಾಡಬೇಕು ಅಂತ ಇದೆಯೋ ಹೊರತು ಈ ಥರ ಅಲಂಕಾರಗಳೆಲ್ಲ ಮಾಡಬೇಕು, ಅದರ ಸೀರೆ ಉಡಿಸಿ ಮಾಡಿ ಕಾಲು ಹಾಕಿ ಒಂದು ಅದೇನಾಗಿದೆ ಅಂತಂದರೆ ಇವತ್ತಿನ ಇದಕ್ಕೆ ಒಂಥರ ಟ್ರೆಂಡ್ ಅಂತಾರಲ್ಲ ಆ ಥರ ಆಗಿಬಿಟ್ಟಿದೆ. ಅವ್ರ ಮೊದಲು ಅಷ್ಟು ಚೆನ್ನಾಗಿ ಮಾಡಿದ್ರೆ ನಾವು ಇಷ್ಟು ಚೆನ್ನಾಗಿ ಮಾಡಬೇಕು, ನಾವು ಈ ಥರ ಕೂರಿಸ್ಬೇಕು, ನಾವು ಈ ಥರ ಮಾಡಬೇಕು, ಅವ್ರ ಮೊದಲು ಒಂದು ಬೆಳ್ಳಿ ಮುಖವಾಡ ಹಾಕಿದ್ರೆ ಇವತ್ತು ನಾನು ಅದೇನಾರಾಗಲಿ ಚಿನ್ನದ ಮುಖವಾಡ ಹಾಕ್ಲೇಬೇಕು ನಾನು ಅನ್ನೋದೊಂದು ಬಂದ್ಬಿಟ್ಟಿದೆ ಹೊರತು ದೇವ್ರನ್ನ ಹೀಗೆ ಮಾಡಬೇಕು ಅಂತೇನಿಲ್ಲ. ಏನಂದರೆ ಒಂದು ಕಳಶ ಇಟ್ಟು ಅದಕ್ಕೆ ಒಂದು ವಸ್ತ್ರ ಅಂತ ಹೇಳಿದಾಗ ಒಂದು ವಸ್ತ್ರ ಅಂತ ಹಾಕೋದು. ಹಿಂದಿನ ಕಾಲದಲ್ಲೆಲ್ಲ ಏನು ವಸ್ತ್ರಗಳು ಯಾರು ಹಾಕ್ತಿರ್ಲಿಲ್ಲ. ಹಿಂದಿನ ಕಾಲದಲ್ಲಿ ವಸ್ತ್ರ ಅಂತಂದರೆ ಗೆಜ್ಜೆ ವಸ್ತ್ರ ಅಂತ ಹೇಳ್ತೀವಿ ನೋಡಿ, ಹತ್ತಿಯಿಂದ ಮಾಡಿರೋಂಥ ವಸ್ತ್ರನೇ ಹಾಕ್ತಿದ್ದು. ಇವತ್ತಿನ ದಿನಗಳಲ್ಲೂ ನಾವು ಏನಾದ್ರು ಹೇಳಿದ್ರೆ ಕಳಶಗಳು ಪ್ರತಿಷ್ಠಾಪನೆ ಮಾಡಿದಾಗ ವಸ್ತ್ರ ಅಂತಂದರೆ ಗೆಜ್ಜೆ ವಸ್ತ್ರನೇ ಹಾಕೋದು, ಅದಕ್ಕೇನು ಬೇರೆ ಥರದಲ್ಲಿ ಏನು ಇದು ಮಾಡಲ್ಲ. ಇವತ್ತಿನ ಜೀವನ ಏನಾಗ್ಬಿಟ್ಟಿದೆ ಅಂತಂದರೆ ಮನುಷ್ಯನಿಗೆ ಆಡಂಬರ ಬೇಕು, ಅದರಿಂದ ಅದು ಇರಲಿ ಇದು ಇರಲಿ ಅಂದ್ಕೊಂಡು ಮಾಡ್ತಾ ಇದ್ದಾರೆ ಅಷ್ಟೇ ಹೊರತು ಅದೇ ಥರ ಮಾಡಬೇಕು ಇದೇ ಥರ ಮಾಡಬೇಕು ಅಂತೇನಿಲ್ಲ. ಯಾವ ದೇವ್ರ ಪೂಜೆನೂ ನಾವು ಹೀಗೇ ಮಾಡಬೇಕು ಅಂತಿಲ್ಲ, ಕ್ರಮವಾಗಿ ಮಾಡಿ ಶ್ರದ್ಧೆಯಿಂದ ಮಾಡಿ.
1: ಹೌದು,
0: ಅಷ್ಟೇ ಇರೋದು, ಕ್ರಮ ಬಿಡಬೇಡಿ ಅಂತ. ಏನಂತಂದ್ರೆ ಏನು ಮಾಡಬೇಕು ಅದನ್ನು ಮಾಡಿ. ಭಗವಂತನಿಗೆ ಏನು ನಮ್ಮ ಕೈಲಿ ಆಗ್ಲಿಲ್ವಾ, ಒಂದು ಲೋಟ ಹಾಲಿಟ್ಬಿಟ್ಟು ನೈವೇದ್ಯ ಮಾಡಿ, ಏನು ಇದನ್ನೇ ಭಕ್ಷ್ಯ ಭೋಜ್ಯಗಳನ್ನೇ ಮಾಡಬೇಕು ಅಂತೇನಿಲ್ಲ, ಆ ಹಾಲೇ ಪ್ರಸಾದ. ಆ ಥರ ಕೆಲವೊಂದು ದೇವಸ್ಥಾನಗಳಲ್ಲಿ ನಿಮಗೆ ಹಾಲಿಗೆ ಅಕ್ಕಿ ಹಾಕಿ ಕಲಿಸ್ಬಿಟ್ಟು ನೈವೇದ್ಯ ಮಾಡಿಬಿಟ್ಟು ಬಿಟ್ಬಿಟ್ಟಿರ್ತಾರೆ. ಈಗ ಉತ್ತರ ಕರ್ನಾಟಕದ ಕಡೆ, ಉತ್ತರ ಕನ್ನಡದಲ್ಲ ನೀವು ನೋಡಿ ಎಲ್ಲ ದೇವಸ್ಥಾನಗಳಲ್ಲೂ ಕೆಲವೊಂದು ಕಡೆ ನಿಮಗೆ ಅಕ್ಕಿ ಮತ್ತು ಹಾಲನ್ನೇ ನಾವು ಬಲಿಪೀಠ ಅಂತ ಹೇಳಿರ್ತೀವಲ್ಲ ಅದ್ರ ಮೇಲೆ ಹಾಕಿ ಹೋಗಿರ್ತಾರೆ. ಅದೇ ಭಗವಂತನಿಗೆ ಪ್ರಾಯ ಇದು ಮುಖ್ಯ, ನೈವೇದ್ಯ ಆಗಬೇಕು ಹಾಗೆ ಬಿಡಬಾರ್ದು ಅಂತ. ನೈವೇದ್ಯ ಯಾವ ಥರದಾರು ಸರಿ ಬಂದು ಮಾಡಬೇಕು ಅಂತ. ಕೆಲವೊಂದು ಇವಾಗ ದುರ್ಗಾ ಹೋಮ ಅಥವಾ ದುರ್ಗಿಗೆ ಮಾಡಿದಾಗ ಕೆಲವೊಂದು ಅದೇ ಮೆನ್ಷನ್ ಇರುತ್ತೆ ಏನಂತಂದ್ರೆ ಇದೇ ಮಾಡಿದ್ರೆ ಒಳ್ಳೆಯದು ಅನ್ನೋದೊಂದು. ಗುಡಾನ್ನ, ಗುಡಾನ್ನ ಅಂದರೆ ಬೆಲ್ದನ್ನ ಅಂತ ಹೇಳ್ತೀವಿ, ಅದು ಪಾಯಸ ಅಂತ ಹೇಳ್ತೀವಿ, ಪಾಯಸ ಮಾಡಿದ್ರೆ. ಆಮೇಲೆ ಕೆಲವೊಂದು ದೇವರುಗಳಿಗೆ ಇವಾಗ ಗೌರಮ್ಮಂಗೆ ನಾವು ಬಿಡಬೇಕಾದ್ರೆ ಮೊಸರನ್ನ ಮಾಡಬೇಕು ಅಂತ ಹೇಳಿರುತ್ತೆ, ಅಂಥದ್ದನ್ನು ಸ್ವಲ್ಪ ಮಾಡಬೇಕು ಅನ್ನೋದು ಇರುತ್ತೆ ಹೊರತು ತುಂಬ ಮಾಡಿ ಎಲ್ಲನೂ ಇದು ಮಾಡಬೇಕು ಅದಿಡಬೇಕು ಇದಿಡಬೇಕು ಅದೆಲ್ಲೂ ಇಲ್ಲ. ಅದು ಏನಂದ್ರೆ ನಾವು ಮಾಡ್ಕೊಂಬರ್ತಾ ಇರೋದು ಅದನ್ನ ಅಷ್ಟೇ, ಹೊಸದಾಗಿ ಮಾಡ್ಕೊಂಬರ್ತಾ ಇರೋದು ಅಷ್ಟೇ. ಅದರಲ್ಲಿ ಹಬ್ಬ ಹರಿದಿನಗಳಲ್ಲಿ ಇಂಥದ್ದನ್ನೇ ಮಾಡಬೇಕು ಅಂತೇನಿಲ್ಲ. ದೇವ್ರಿಗೆ ಪೂಜೆ ಆಗಬೇಕು, ಕ್ರಮವಾಗಿ ಪೂಜೆ ಮಾಡ್ಕೊಳ್ಳಿ, ಶ್ರದ್ಧೆಯಿಂದ ಮಾಡಿ ಅಷ್ಟೇ, ಅದಂತೂ ಹೇಳಬಹುದು.
1: ಬಹಳ ಸಂತೋಷ ಸರ್ ಇಷ್ಟೊತ್ತು ನಮ್ಮ ವರಮಹಾಲಕ್ಷ್ಮಿ ವ್ರತದ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ವರಮಹಾಲಕ್ಷ್ಮಿ ವ್ರತಕ್ಕಿರುವಂಥ ಪೌರಾಣಿಕ ಹಿನ್ನೆಲೆ ಆಗಿರ್ಬೋದು, ಈ ಮನೆಯಲ್ಲಿ ಈ ವರಮಹಾಲಕ್ಷ್ಮಿ ವ್ರತವನ್ನು ಮಾಡುವಂಥವ್ರು ಯಾವ ರೀತಿ ಇದ್ದಂಥ ಒಂದು ಕ್ರಮವನ್ನು ಅನುಸರಿಸುವ ಮುಖಾಂತರ ಒಂದು ಶ್ರದ್ಧಾ ಭಕ್ತಿಯಿಂದ ಈ ವ್ರತವನ್ನು ಆಚರಿಸಬೇಕು, ಮತ್ತು ಈ ಪೂಜೆಯ ಸಮಯದಲ್ಲಿ ಕೈಗೆ ಕಟ್ಕೊಳ್ಳುವಂಥ ದಾರದ ಮಹತ್ವ ಆಗಿರ್ಬೋದು, ಹೆಣ್ಮಕ್ಳು ಈ ವ್ರತವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡೋದ್ರ ಜೊತೆಗೆ ಪುರುಷರ ಒಂದು ಸಹಭಾಗಿತ್ವ ಅನ್ನೋದು ಕೂಡ ಎಷ್ಟು ಮುಖ್ಯ ಆಗಿರುತ್ತೆ ಅನ್ನೋದು ಕುರಿತು, ಮತ್ತು ಪ್ರಸ್ತುತ ಈ ತಂತ್ರಜ್ಞಾನ ಯುಗದಲ್ಲಿ ಕುಟುಂಬದವರೆಲ್ಲ ಸೇರಿ ಒಂದು ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡುವಂಥದ್ದು, ಅದರಲ್ಲೂ ಕ್ರಮವಾಗಿ ಆಡಂಬರ ಇಲ್ಲದೇ ಏನು ನೀತಿ ನಿಯಮಗಳಿರ್ತದನ್ನು ಅನುಸರಿಸ್ಕೊಂಡು ಹಬ್ಬ ಮಾಡೋದು ಸಮಾಜವನ್ನು ಯಾವ ರೀತಿ ಬೆಸೆಯುತ್ತೆ ಅನ್ನೋದು ಕುರಿತು, ಹಾಗೆಯೇ ಈ ವರಮಹಾಲಕ್ಷ್ಮಿ ವ್ರತದ ಒಂದು ಮಹತ್ವವನ್ನು ಕುರಿತು ಭಾಳಷ್ಟು ಉಪಯುಕ್ತ ಮಾಹಿತಿ ಹಾಗೂ ಸ್ಫೂರ್ತಿದಾಯಕ ವಿಚಾರಗಳನ್ನು ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ತುಂಬಿರುತ್ತಿದ್ದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ.
0: ಧನ್ಯವಾದಗಳು. ನನ್ನೂ ಕರೆದು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕೂತ್ಕೊಂಡು ಇದೊಂಚೂರು ಹೇಳಿ ಅಂತಂದಾಗ ನನಗೆ ತಿಳಿದಂಥ ಜ್ಞಾನದಲ್ಲಿ ನಾನು ಹೇಳಿದ್ದೀನಿ ಜನರಿಗೆ. ನೀವಿಗಿದ್ದು ನಂಗೆ ಇದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೂ ನಿಮಗೂ ಧನ್ಯವಾದಗಳು, ಹಾಗೂ ನಮ್ಮ ಕೇಳುಗರೆಲ್ಲರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.
1: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ಶ್ರೀ ವರಮಹಾಲಕ್ಷ್ಮಿ ವ್ರತದ ಕುರಿತು, ಅದರ ಆಚರಣೆಯ ಹಿನ್ನೆಲೆ ಮತ್ತು ಆಚರಣೆಯ ಪ್ರಾಮುಖ್ಯತೆಯನ್ನು ಕುರಿತು ಇದುವರೆಗೂ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಹಂಚಿಕೊಂಡಂಥವ್ರು ಸರಗೂರಿನ ಶ್ರೀ ಚಿಕ್ಕದೇವಮ್ಮ ದೇವಾಲಯ ಹಾಗೂ ಶ್ರೀ ಕೋದಂಡರಾಮ ದೇವಾಲಯದ ಪ್ರಧಾನ ಅರ್ಚಕರಾದಂಥ ಡಾಕ್ಟರ್ ಹರೀಶ್ ರವರು. ಇದಾಗಿತ್ತು ಇವತ್ತಿನ ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕಾರ್ಯಕ್ರಮ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ವ್ರತದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಆ ದಿನದ ವಿಶೇಷತೆಯನ್ನು ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ.

ಕೇಳುಗರೆ, ಶ್ರೀ ವರಮಹಾಲಕ್ಷ್ಮಿ ವ್ರತಾಚರಣೆಯ ವಿಶೇಷ ಕಾರ್ಯಕ್ರಮದಲ್ಲಿ ಶ್ರೀ ವರಮಹಾಲಕ್ಷ್ಮಿಯ ವ್ರತಾಚರಣೆಯ ಪೌರಾಣಿಕ ಹಿನ್ನೆಲೆ, ವಿಧಾನ ಹಾಗೂ ಮಹತ್ವ ಕುರಿತು ಸರಗೂರಿನ ಅರ್ಚಕರು ಹಾಗೂ ಜ್ಯೋತಿಷಿಗಳಾದ ಡಾಕ್ಟರ್ ಹರೀಶ್ ಭಾರದ್ವಾಜ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.

ಶ್ರೋತೃಗಳೇ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಲು ಕರೆ ಮಾಡಿ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119. ನಮಸ್ಕಾರ, ಶುಭರಾತ್ರಿ.